ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಇಂದು ಸೆಪ್ಟೆಂಬರ್ 5, 2026 ಶನಿವಾರ. ಪರಾಭವ ಸಂವತ್ಸರ, ಶ್ರಾವಣ ಮಾಸ, ನವಮಿ ತಿಥಿ, ಕೃಷ್ಣ ಪಕ್ಷ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಶಿಕ್ಷಕರ ದಿನಾಚರಣೆ. ಅಕ್ಷರ ಕಲಿಸಿದ ಗುರುಗಳಿಗೆ, ಬದುಕು ಕಲಿಸಿದ ಗುರುಗಳಿಗೆ, ತಪ್ಪು ಮಾಡಿದಾಗ ತಲೆ ಸವರಿ ಪ್ರೀತಿ ತೋರಿದ ಗುರುಗಳಿಗೆ, ಬದುಕಿನ ಎಲ್ಲ ಗುರುಗಳಿಗೂ ನನ್ನ ನಮನಗಳನ್ನ ಸಲ್ಲಿಸ್ತಾ ಪ್ರೀತಿಯ ಶುಭಾಶಯಗಳನ್ನ ಹೇಳ್ತಾ, ಗುರು ಇಲ್ಲದೆ ಜೀವನದಲ್ಲಿ ಬೆಳಕಿಲ್ಲ, ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ತಿಳಿಯೋಣ. ಬೆಳಿಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆಯ ಮಾತು, ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ ಅರುಣೋದಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಬಗ್ಗೆ ಮಾಹಿತಿ ಇರಲಿದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತ ಅವರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ನಂತರ ಬೆಳಿಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಬೆಂಗಳೂರಿನ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರಾದ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿ ಇವರು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕರ ಕುರಿತು ನಮ್ಮ ವಚನಗಳಲ್ಲಿ ಹೇಳಿರುವ ವಿಚಾರಧಾರೆಯನ್ನ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಈ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ. 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ ಅಲ್ಲಿಯ ವಿಶೇಷತೆ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಬಗ್ಗೆ ಪಂಕಜ ನಟರಾಜ್ ಇವರು ಶಿಕ್ಷಕರ ದಿನಾಚರಣೆಯ ವಿಶೇಷತೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡುವರು. ಇಂದು ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಬೆಳಿಗ್ಗೆ 10:00 to 11:00 ಶ್ರೀಧರ್ ಅವರೊಂದಿಗೆ ಗುರುವಿನ ಗುಂಗು ಲೈವ್ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ನಂತರ 11:00 to 12:00 ಆರ್ಜೆ ಮಹಾಲಕ್ಷ್ಮಿ ಅವರ ನಿರೂಪಣೆಯಲ್ಲಿ ಗುರು ಗಮನ ಶಿಕ್ಷಣ ಶಿಕ್ಷಕ ಸಂವಾದ ಕಾರ್ಯಕ್ರಮವಿರುತ್ತದೆ. ಮಧ್ಯಾಹ್ನ 12:00 to 1:00 ಆರ್ಜೆ ಪವಿತ್ರ ದಿನೇಶ್ ಅವರೊಂದಿಗೆ ಗೌರವದ ಗುರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರು ಹೊಸನಗರ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರತ್ನಕುಮಾರಿ ಅವರೊಂದಿಗೆ ಮಾತುಕತೆ ನಡೆಯಲಿದೆ. ಮಧ್ಯಾಹ್ನ 1:00 to 1:30 ಗುರುತು ಉಳಿಸಿದ ಗುರು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಮಧ್ಯಾಹ್ನ 1:30 to 2:00 ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಮಧ್ಯಾಹ್ನ 2:00 to 3:00 ಆರ್ಜೆ ಶ್ರೀಧರ್ ಅವರೊಂದಿಗೆ ಚಾಲಕರ ಕಣ್ಣಲ್ಲಿ ಶಿಕ್ಷಕರು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಮಧ್ಯಾಹ್ನ 3:00 to 4:00 ಆರ್ಜೆ ಶ್ವೇತ ಅವರ ನಿರೂಪಣೆಯಲ್ಲಿ ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳಾಗಿದ್ದ ಶಿಕ್ಷಕರ ಮಾತು ಪ್ರಸಾರವಾಗುತ್ತದೆ. ಸಂಜೆ 4:00 to 5:00 ಆರ್ಜೆ ರಕ್ಷಿತ ಅವರೊಂದಿಗೆ ಗುರು ನಮನ ಲೈವ್ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಸಂಜೆ 5:00 to 5:30 ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಸಂಜೆ 5:30 to 6:30 ಆರ್ಜೆ ರಕ್ಷಿತಾ ಹೊಳ್ಳ ಅವರೊಂದಿಗೆ ಗುರು ತೋರಿದ ಗುರು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಸಂಜೆ 6:30 to 7:30 ಆರ್ಜೆ ಅರ್ಪಿತ ಅವರ ನಿರೂಪಣೆಯಲ್ಲಿ ಶಿಕ್ಷಕರಿಗೊಂದು ಪತ್ರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಹೀಗೆ ಬೆಳಗಿನಿಂದ ಸಂಜೆಯವರೆಗೆ ಎಲ್ಲ ಕಾರ್ಯಕ್ರಮಗಳು ಶಿಕ್ಷಕರಿಗೆ ಅರ್ಪಣೆಯಾಗಲಿದ್ದು, ನಮ್ಮ ಬದುಕಿಗೆ ದಾರಿ ತೋರಿದ, ಜ್ಞಾನದ ಬೆಳಕನ್ನ ಹಂಚಿದ, ಕನಸುಗಳಿಗೆ ರೆಕ್ಕೆ ಕೊಟ್ಟ ಎಲ್ಲ ಗುರುಗಳಿಗೆ ನಮ್ಮದೊಂದು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ ವಿಜ್ಞಾನದ ಕುತೂಹಲ ಸಂಗತಿಗಳು ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಡೇರವರು.
ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೆ ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಭಕ್ತಿ ಗೀತೆಗಳು ಪ್ರಸಾರವಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 5:00ಗೆ ಭಕ್ತಿ ಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ನಂತರದಲ್ಲಿ

0: ರಾತ್ರಿ 8:30 ಬೆಳಗ್ಗೆ 6 ಗಂಟೆಯವರೆಗೆ ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ
1: ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ಕಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹೇಗಿದೆ ಇವತ್ತಿನ ಮಾರ್ನಿಂಗ್? ಎಲ್ಲರೂ ಜೋಶ್ನಲ್ಲಿದ್ದೀರಾ ಅಲ್ವಾ? ಬನ್ನಿ, ಇವತ್ತಿನ ದಿನವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಮನಸ್ಸಿನಲ್ಲಿರೋ ಒಂದಿಷ್ಟು ಭಾರವನ್ನ ಇಳಿಸಿ ಬಿಡೋಣ. ಹೇಳಿ ನೋಡೋಣ, ನಮ್ಮ ಜೀವನದಲ್ಲಿ ಕೆಲವೊಂದ್ಸರಿ ಯಾರೋ ಮಾಡಿದ ತಪ್ಪಿಗೆ, ಯಾರೋ ಆಡಿದ ಮಾತಿಗೆ ನಾವು ದಿನವಿಡೀ ಕೊರುಕ್ತಾ ಕೂತಿರ್ತೇವೆ ಅಲ್ವಾ? ಅವನು ಯಾಕೆ ಹಾಗಂದ, ಅವಳು ನನಗೆ ಆತರ ಮೋಸ ಮಾಡಬಾರ್ದಿತ್ತು ಅಂತ ಮನಸ್ಸಿನಲ್ಲೇ ಸಿಟ್ಟಿನ ಬೆಂಕಿಯನ್ನ ಹತ್ತಿಸಿಕೊಂಡು ತಿರುಗ್ತಾ ಇರ್ತೀವಿ. ಆದ್ರೆ ಒಂದು ಯೋಚನೆ ಮಾಡಿ ಸ್ನೇಹಿತರೆ, ನಾವಿಲ್ಲಿ ಆ ಸಿಟ್ಟಿನಲ್ಲಿ ಒದ್ದಾಡ್ತಾ ಇರ್ತೀವಿ, ಆದ್ರೆ ಆಚೆಗಿರುವ ಆ ವ್ಯಕ್ತಿಗೆ ನಮ್ಮ ಈ ನೋವಿನ ಬಗ್ಗೆ ಕನಿಷ್ಠ ಅರಿವು ಕೂಡ ಇರೋದಿಲ್ಲ. ಹಳೆ ಕಾಲದ ಗುರುಗಳೊಬ್ಬರು ಇದರ ಬಗ್ಗೆ ತುಂಬಾನೇ ಸುಂದರವಾದ ಕಥೆಯನ್ನ ಹೇಳಿದ್ದಾರೆ ಕೇಳಿ. ಒಬ್ಬ ಗುರು ತಮ್ಮ ಶಿಷ್ಯನಿಗೆ ಒಂದು ಒರಟಾದ ಕಲ್ಲನ್ನ ಕೊಟ್ಟು ಹೇಳಿದ್ರಂತೆ, ನಿನಗೆ ಯಾವಾಗೆಲ್ಲ ಯಾರ ಮೇಲಾದರೂ ಕೋಪ ಬರುತ್ತೋ ಈ ಕಲ್ಲನ್ನು ನಿನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದ್ಕೋ ಅಂತ. ದಿನಗಳು ಕಳೆದವು. ಶಿಷ್ಯನಿಗೆ ಯಾರ ಮೇಲಾದರೂ ಸಿಟ್ಟು ಬಂದಾಗ್ಲೆಲ್ಲ ಆ ಕಲ್ಲನ್ನು ಕೈಯಲ್ಲಿ ಹಿಡಿದು ಹಿಸುಕಿ ಹಿಸುಕಿ ತನ್ನ ಕೈಯನ್ನೇ ನೋಯಿಸ್ಕೊಳ್ತಾ ಇದ್ದ ಹೊರತು ಆ ಕಲ್ಲು ಎದುರಿನ ವ್ಯಕ್ತಿಗೆ ಒಂದಿಷ್ಟು ಕೂಡ ತೊಂದರೆ ಮಾಡಲಿಲ್ಲ. ಕೊನೆಗೆ ಗುರುಗಳು ನಕ್ಕು ಕೇಳಿದ್ರಂತೆ, ಏನಪ್ಪ ಕೈಯೆಲ್ಲ ನೋಯ್ತಾ ಇದೆ ಅಲ್ವಾ? ಹಾಗೆ ಕೋಪ ಅನ್ನೋದು ಈ ಕಲ್ಲು ಇದ್ದ ಹಾಗೆ, ಅದನ್ನು ಮನಸ್ಸಿನಲ್ಲಿ ಹೊತ್ಕೊಂಡು ತಿರುಗಿದರೆ ನರಳೋದು ನೀನು, ಅವರಿಗೇನು ಆಗೋದಿಲ್ಲ ಅಂತ ಹೇಳ್ತಾರೆ. ಕತೆ ಚೆನ್ನಾಗಿದೆ ಅಲ್ವಾ? ಹೌದು ಸ್ನೇಹಿತರೆ, ಯಾರೋ ತಪ್ಪ ಮಾಡಿದ್ದಾರೆ, ಬಂದು ನಮ್ಮ ಹತ್ತಿರ ಕ್ಷಮೆ ಕೇಳಿಲ್ಲ ಅಂತ ನಾವೇ ನಮ್ಮ ನಿದ್ರೆ ನೆಮ್ಮದಿಯನ್ನ ಕಳೆದುಕೊಳ್ಬಾರ್ದು. ಅವರು ಕ್ಷಮೆ ಕೋರದಿದ್ದರೂ ಪರವಾಗಿಲ್ಲ, ನೀವೇ ದೊಡ್ಡ ಮನಸ್ಸು ಮಾಡಿ ಅವರನ್ನು ಕ್ಷಮಿಸಿಬಿಡಿ. ಯಾಕಂದ್ರೆ ಕೋಪದ ಕಲ್ಲನ್ನು ಕೈಯಲ್ಲಿ ಹಿಡಿದುಕೊಂಡು ಕೈ ಸುಟ್ಕೊಳ್ಳೋದು ನೀವೇ ಹೊರತು ಅವರಿಗಲ್ಲ. ಸಿಟ್ಟನ್ನು ಬಿಡಿ, ನೆಮ್ಮದಿಯನ್ನು ಹಿಡೀರಿ. ಇವತ್ತಿನ ಇಡೀ ದಿನ ನಿಮ್ಮ ಮುಖದಲ್ಲಿ ನಗು ಇರಲಿ, ಮನಸ್ಸು ಹಗುರವಾಗಿರಲಿ. ಕೀಪ್ ಸ್ಮೈಲಿಂಗ್, ಹಾವ್ ಅ ಗುಡ್ ಡೇ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಲ್ಲಾ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಮ್ಮ ಬದುಕಿನ ಅತಿ ವಿಶೇಷ ದಿನ ಅಂತಾನೆ ಹೇಳಬಹುದು. ನಮ್ಮ ಬದುಕಿಗೆ ಅಕ್ಷರದ ಅರಿವು ಮೂಡಿಸಿ ಕತ್ತಲಿನಿಂದ ಬೆಳಕಿನೆಡೆಗೆ ಕೈ ಹಿಡಿದು ಕರೆದೊಯ್ದ ದಾರಿ ದೀಪಗಳನ್ನು ನೆನೆಯುವ ದಿನ. ಹೌದು, ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲರಿಗೂ ಬರ್ತ್ಡೇ ವಿಶಸ್ ಮಾಡ್ತೀವಿ, ಹಬ್ಬಗಳಿಗೆ ಶುಭ ಕೋರ್ತೇವೆ. ಆದ್ರೆ ನಮ್ಮ ಇಡೀ ಜೀವನದ ಬುನಾದಿಯನ್ನು ರೂಪಿಸಿದ ಗುರುಗಳಿಗೆ ಧನ್ಯವಾದ ಹೇಳಲು ಬಂದಿರುವ ಈ ಸುಂದರ ದಿನವೇ ಶಿಕ್ಷಕರ ದಿನಾಚರಣೆ. ಎಸ್, ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದೇ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸೋದಕ್ಕೆ ಒಂದು ರೋಚಕ ಹಾಗೂ ಸ್ಫೂರ್ತಿದಾಯಕ ಹಿನ್ನೆಲೆ ಇದೆ. ಏನಪ್ಪಾ ಅಂದ್ರೆ, 1888ರ ಸೆಪ್ಟೆಂಬರ್ 5ರಂದು ಜನಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಮತ್ತು ಎರಡನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದವರು. ಅದಕ್ಕಿಂತ ಹೆಚ್ಚಾಗಿ ಅವರು ಒಬ್ಬ ಶ್ರೇಷ್ಠ ತತ್ವಜ್ಞಾನಿ, ಮೇಧಾವಿ ಮತ್ತು ಅದ್ಭುತ ಶಿಕ್ಷಕರಾಗಿದ್ರು. ಅವರು ದೇಶದ ಅತ್ಯುನ್ನತ ಹುದ್ದೆಯಲ್ಲಿದ್ದಾಗ ಅವರ ವಿದ್ಯಾರ್ಥಿಗಳು ಮತ್ತು ಅಭಿಮಾನಿಗಳು ಒಟ್ಟಾಗಿ ಅವರ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲು ಬಯಸಿ ಅನುಮತಿ ಕೇಳ್ತಾರೆ. ಆಗ ರಾಧಾಕೃಷ್ಣನವರು ವಿನಯದಿಂದ, ನನ್ನ ಹುಟ್ಟುಹಬ್ಬವನ್ನು ಪ್ರತ್ಯೇಕವಾಗಿ ಆಚರಿಸುವುದಕ್ಕಿಂತ ಈ ದೇಶದ ನಿರ್ಮಾಣದಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವ ಸಮಸ್ತ ಶಿಕ್ಷಕ ವೃಂದದ ಕೊಡುಗೆಯನ್ನು ಸ್ಮರಿಸುವ ದಿನವನ್ನಾಗಿ ಸೆಪ್ಟೆಂಬರ್ 5ರನ್ನ ಆಚರಿಸಿದರೆ ನನಗೆ ಅತ್ಯಂತ ಸಂತೋಷವಾಗುತ್ತೆ ಅಂತ ಹೇಳ್ತಾರೆ. ಅವತ್ತಿನಿಂದ ಅಂದ್ರೆ 1962ರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 5ರನ್ನ ಭಾರತದಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುತ್ತಾ ಬರಲಾಗಿದೆ. ಹಾಗೆ ಸ್ನೇಹಿತರೆ, ಒಬ್ಬ ಮಗುವಿಗೆ ತಾಯಿ ಮೊದಲ ಗುರು ಆಗಿರ್ತಾರೆ. ಆ ಜಗತ್ತನ್ನು ವಿಸ್ತಾರವಾಗಿ ಪರಿಚಯಿಸುವವರು ಶಾಲಾ ಕಾಲೇಜುಗಳ ಶಿಕ್ಷಕರು. ಈ ದಿನದ ಮುಖ್ಯ ಉದ್ದೇಶಗಳು ಮತ್ತು ಮಹತ್ವದ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲಾ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಆಚರಣೆಯ ಉದ್ದೇಶ ಮತ್ತು ಮಹತ್ವದ ಬಗ್ಗೆ ಒಂದೆರಡು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಬ್ರಹ್ಮ ಗುರುರ್ ವಿಷ್ಣು ಎಂದು ಗುರುವಿಗೆ ದೇವರ ಸ್ಥಾನ ನೀಡಲಾಗಿದೆ. ಆ ಪವಿತ್ರ ಪರಂಪರೆಯನ್ನು ಇವತ್ತಿಗೂ ಯುವ ಪೀಳಿಗೆಗೆ ನೆನಪು ಮಾಡಿಕೊಟ್ಟರೆ ಉತ್ತಮ. ಹಾಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಹಗಲು ಇರುಳು ಶ್ರಮಿಸುವ ಶಿಕ್ಷಕರ ಶ್ರಮವನ್ನು ಗುರುತಿಸಿ ಗೌರವಿಸುವ ದಿನವಿದು. ಹಾಗೆ ಕೇವಲ ಪಠ್ಯಪುಸ್ತಕದ ಪಾಠವಷ್ಟೇ ಅಲ್ಲದೆ ಜೀವನದ ಮೌಲ್ಯಗಳು, ಸಂಸ್ಕಾರ, ಕಷ್ಟಗಳನ್ನು ಎದುರಿಸುವ ಧೈರ್ಯ ಮತ್ತು ಮಾನವೀಯತೆಯನ್ನು ಕಲಿಸಿಕೊಡುವ ಗುರುಗಳ ಕೊಡುಗೆಯನ್ನು ಸ್ಮರಿಸುವುದೇ ಈ ದಿನ. ಶಾಲೆಗಳಲ್ಲಿ ಮಕ್ಕಳು ಬ್ಲ್ಯಾಕ್ ಬೋರ್ಡ್ ತುಂಬಾ ಬ್ಯೂಟಿಫುಲ್ ಆಗಿ ಡಾರ್ಕ್ ಮಾಡಿ ಹೂವುಗಳನ್ನು ಇಟ್ಟು ಗ್ರೀಟಿಂಗ್ ಕಾರ್ಡ್ ಕೊಟ್ಟು ಹ್ಯಾಪಿ ಟೀಚರ್ಸ್ ಡೇ ಸರ್ ಹಾಗೆ ಮ್ಯಾಡಮ್ ಅಂತ ನಗ್ತಾ ವಿಶ್ ಮಾಡ್ತಾರೆ. ಸೊ ಕಪ್ಪು ಹಲಿಗೆಯ ಮೇಲಿನ ಸುಣ್ಣದ ಕಡ್ಡಿಯಂತೆ ತನ್ನನ್ನು ತಾನು ಸವಿಸಿಕೊಂಡು ನಮ್ಮ ಬದುಕಿನ ಕರಾಳತೆಯನ್ನು ಅಳಿಸಿ ವರ್ಣಮಯ ಲೋಕವನ್ನು ಸೃಷ್ಟಿಸಿದ ಪ್ರತಿಯೊಬ್ಬ ಗುರುಗಳಿಗೂ ನನ್ನ ಕೃತಜ್ಞತೆಯ ನಮನಗಳು. ನಿಮ್ಮ ಪ್ರಾಥಮಿಕ ಶಾಲೆಯ ಅಕ್ಷರ ಕಲಿಸಿದ ಮೇಸ್ಟ್ರಾಗಲಿ, ಹೈಸ್ಕೂಲ್ ಗಣಿತದ ಸೂತ್ರಗಳನ್ನ ತಲೆಗೆ ತುರುಕಿದ ಸರ್ ಆಗಲಿ, ಅಥವಾ ಕಾಲೇಜಿನಲ್ಲಿ ಬದುಕಿನ ಪಾಠ ಹೇಳಿಕೊಟ್ಟ ಪ್ರೊಫೆಸರ್ ಆಗಲಿ, ಇವತ್ತೇ ಅವರಿಗೆ ಒಂದು ಸಣ್ಣ ಫೋನ್ ಕಾಲ್ ಮಾಡಿ ಅಥವಾ ಒಂದು ಮಧುರವಾದ ಸಂದೇಶವನ್ನ ಕಳುಹಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಇವತ್ತು ನಾನು ಈ ಮಟ್ಟದಲ್ಲಿ ನಿಂತಿದ್ದೇನೆ ಅಂತಂದ್ರೆ ಅದಕ್ಕೆ ನಿಮ್ಮ ಕೈಯಿಂದ ಸಿಕ್ಕ ಆ ಬೆಂಬಲವೇ ಕಾರಣ ಅಂತ ಹೇಳಿ. ಅವರ ಮುಖದಲ್ಲಿ ಮೂಡುವ ಆ ಸಣ್ಣ ನಗು ನಿಮ್ಮ ಇಡೀ ದಿನವನ್ನು ಪವಿತ್ರಗೊಳಿಸುತ್ತೆ. ಬದುಕಿನ ಪಾಠ ಶಾಲೆಯಲ್ಲಿ ನಮ್ಮನ್ನು ಪ್ರತಿದಿನ ತಿದ್ದಿ ತೀಡಿರುವ ಸಮಸ್ತ ಗುರುಗಳಿಗೂ ರೇಡಿಯೋ ಶಿವಮೊಗ್ಗ 90.8 FM ಕಡೆಯಿಂದ ಹೃತ್ಪೂರ್ವಕ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಇನ್ಫಾರ್ಮೇಶನ್ ಬಾಕ್ಸ್ ನಲ್ಲಿ ಏನಿದೆ ಗೊತ್ತಾ? ಬಾಹ್ಯ ಪ್ರಪಂಚದಲ್ಲಿ ಸೂರ್ಯ ತನ್ನ ಬೆಳಕಿನ ಕೆಂಪು ರಶ್ಮಿಯನ್ನು ಚಲ್ತಾ ಇದ್ರೆ ಮನಸ್ಸಿಗೆ ಧನಾತ್ಮಕ ಶಕ್ತಿ ತರೋದಕ್ಕೆ ಒಂದು ಅದ್ಭುತ ವಿಷಯದ ಜೊತೆಗೆ ಬಂದಿದ್ದೀನಿ. ಎಸ್, ಹೌದು ಸ್ನೇಹಿತರೆ, ನೀವು ಯಾವತ್ತಾದ್ರೂ ಸೂರ್ಯನ ಮೊದಲ ಕಿರಣಗಳು

ಹೀಗೆ ಇದನ್ನ ಹತ್ತೋದಕ್ಕೆ ಅನೇಕ ಪರ್ವತಾರೋಹಿಗಳು ಪ್ರಯತ್ನಿಸಿದ್ದಾರೆ. ಬವೇರಿಯಾದ ಪಾಲ್ ಬವರ್ 1929 ಮತ್ತು 1931 ಪೂರ್ವ ದಿಕ್ಕಿನಿಂದ ಮಾಡಿದ ಪ್ರಯತ್ನ ಸಾಹಸಮಯವಾದದ್ದು. ಜೆಮು ಎಂಬ ಹಿಮನದಿ ಇರುವ ಪೂರ್ವ ದಿಕ್ಕಿನಿಂದ ಬವರ್ ಮತ್ತು ಸಂಗಡಿಗರು 25,263 ಅಡಿ ಮಾತ್ರ ಹತ್ತೋದಕ್ಕೆ ಸಾಧ್ಯವಾಯಿತು. ಈ ಸುಂದರ ಆದರೆ ದುರ್ಗಮ ಶಿಖರವನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಹತ್ತಿದ ಕೀರ್ತಿ ಬ್ರಿಟಿಷ್ ತಂಡದ ನಾಯಕ ಚಾರ್ಲ್ಸ್ ಇವಾನ್ಸರಿಗೆ ಸಲ್ಲುತ್ತೆ. ಹೌದು ಸ್ನೇಹಿತರೆ, ವಿಶ್ವದ ಮೂರನೇ ಅತಿ ಎತ್ತರದ ಶಿಖರ ಕಾಂಚನಗಂಗಾ, ಅಂದ್ರೆ ಹಿಮದ 5 ನಿಧಿಗಳು ಅಂತ ಅರ್ಥ. ಸಿಕ್ಕಿಂ ಕಡೆ ಹೋದ್ರೆ ಈ ಬೆಟ್ಟವನ್ನು ದೇವರೆಂದೇ ಪೂಜಿಸ್ತಾರೆ. ಅಲ್ಲಿನ ಜನರ ನಂಬಿಕೆಗೆ ಗೌರವ ಕೊಟ್ಟು ಪರ್ವತಾರೋಹಿಗಳು ಕೂಡ ಈ ಬೆಟ್ಟದ ತುದಿಯ ತೀರಾ ಮೇಲ್ಭಾಗಕ್ಕೆ ಕಾಲಿಡದೆ 7 ಕೆಳಗಿನಿಂದಲೇ ನಮಸ್ಕರಿಸಿ ವಾಪಸ್ ಬರ್ತಾರೆ. ಎಂತಹ ಅದ್ಭುತ ಸಂಸ್ಕೃತಿಯಲ್ವಾ? ಸೊ ನಾವು ಕೂಡ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ನೆಲದ ಸಂಸ್ಕೃತಿ ಮತ್ತು ಗೌರವವನ್ನ ಮರೆಯಬಾರದು ಅನ್ನೋದನ್ನ ಈ ಕಾಂಚನಗಂಗಾ ನೆನಪಿಸುತ್ತೆ. ಹಾಗಾದ್ರೆ ಈ ಸುಂದರ ಯೋಚನೆಯೊಂದಿಗೆ ಇವತ್ತಿನ ದಿನ ಪ್ರೀತಿಯಿಂದ ಶುರು ಮಾಡೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ,
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ, ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ DS ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

ಎಲ್ಲರಿಗೂ ನಮಸ್ಕಾರ. ಗಾಂಧಿ ಕಥನ. ಈಗ ಒಂದು ಇನ್ನೊಂದು ದೊಡ್ಡ ತಿರುವು. ಕೆಲವೇ ದಿವಸಗಳಲ್ಲಿ ಗಾಂಧಿ ಜನರಲ್ಲಿ ಬಿತ್ತಿದ್ರಲ್ಲ ಸತ್ಯದ ಕುರಿತ ನಂಬಿಕೆ, ನಿಷ್ಠೆ ಎಲ್ಲವೂ ಕೂಡ ಎಲ್ಲವೂ ಅಲುಗಾಡಿಸುವಂಥ ಒಂದು ಸನ್ನಿವೇಶ ಬರ್ತದೆ. ಈ ಕರಾರು ಕೂಲಿಗಳ ವ್ಯವಸ್ಥೆಯನ್ನು ನಿಷೇಧಿಸುವ ಮಸೂದೆ ಮತ್ತೆ ಹೊಸದಾಗಿ ಬರ್ತದೆ. ಇದರ ಪ್ರಕಾರ ಹೊಸದಾಗಿ ಯಾವ ಭಾರತೀಯರಿಗೂ ವ್ಯಾಪಾರದ ಅನುಮತಿ ಇಲ್ಲ. ಈಗಾಗಲೇ ಇರುವ ಅನುಮತಿ 10 ವರ್ಷದ ವರೆಗೆ ಮಾತ್ರ. ಪುನಃ ಅದನ್ನು ರದ್ದು ಮಾಡಿ ಮತ್ತೇನೋ ಗೊತ್ತಿಲ್ಲ. ಗಾಂಧಿಗೆ ತುಂಬ ಆತಂಕ ಆಗ್ತದೆ, ತುಂಬ ಆಘಾತವೂ ಆಗ್ತದೆ. ಇದರ ಜೊತೆಗೆ ಸ್ಮಾರ್ಟ್ಸ್ ರಾಜಿ ಒಪ್ಪಂದ ಎಲ್ಲ ಮರೆತು ಬಿಡ್ತಾನೆ. ಕರಾಳ ಶಾಸನ ಹಿಂತೆಗೆದುಕೊಳ್ಳಿದ್ದಕ್ಕೆ ನಿರಾಕರಿಸಿ ಬಿಡುತ್ತಾನೆ. ಈ ಕಡೆಯಿಂದ ನೋಂದಣಿ ಆಗಿದೆ, ಈ ಕಡೆಯಿಂದ ಇವನು ನೇರ. ಅವನೇನು ಹೇಳ್ತಾನೆ ಅಂದರೆ, ತಾನು ಗಾಂಧೀಜಿಯವರಿಗೆ ಆ ರೀತಿ ಮಾತು ಕೊಟ್ಟೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆ ಥರದ ಒಂದು ವಿಶ್ವಾಸ ದ್ರೋಹ ಆಗ್ಬಿಡ್ತದೆ. ಗಾಂಧಿಗೆ ಒಂದು ಕಡೆಯಿಂದ ಆಘಾತ, ಇನ್ನೊಂದು ಕಡೆಯಿಂದ ಮುಜುಗರ. ಎಷ್ಟು ಸಂಕೋಚ ಆಗ್ಬೋದಲ್ಲ, ತಾನು ಜನರನ್ನು ಅವನ ಪರವಾಗಿ ಒಪ್ಪಿಸಿ ಆಮೇಲೆ ಇಷ್ಟೆಲ್ಲ ಆದ ಮೇಲೆ ಇವನದ್ದು ಪೂರ್ತಿ ಉಲ್ಟ ಹೊಡೆದಾಗ. ಮತ್ತೆ ಗಾಂಧೀಜಿ ಇನ್ನೂ ಪ್ರಯತ್ನ ಮಾಡ್ತಾರೆ, ಆ ರಾಜಿ ಒಪ್ಪಂದದ ದಾಖಲೆ ಕೇಳ್ತಾರೆ. ಅದು ಬರೆದಿಟ್ಟು ಕಳಿಸಿದ್ದಲ್ಲ, ಅವರು ಸೆರೆ ಮನೆಯಲ್ಲಿದ್ದಾಗ ಅದು ಕೊಡೋದೇ ಇಲ್ಲ. ಮತ್ತೆ ಸ್ಮಾರ್ಟ್ಸ್ ಬಗ್ಗೆ ಉಳಿದವರು ಹೇಳ್ತಾರೆ, ಅವನು ಮಹಾಜಾಣ ಪ್ರವೀಣ. ನಾನು ಇಂಗ್ಲಿಷ್ ಪದ ಬಳಸೋದಾದ್ರೆ ಮ್ಯಾನಿಪ್ಯುಲೇಟ್ ಮಾಡ್ಲಿಕ್ಕಾಗುವವನು. ಅವನಿಗೆ ಅವನದ್ದೇ ಒಂದು ಆ ಮಾತುಗಾರಿಕೆಯ ಒಂದು ಹಿಡಿತ ಇತ್ತು. ಒಂಥರ ಭಂಡಾಟ ಮಾಡಲಿಕ್ಕೆ ತಯಾರಿರುವವನು, ಹೇಗೆ ಬೇಕಾದರೂ ಅದನ್ನು ತಿರುಗಿಸ್ಲಿಕ್ಕೆ ಅವನಿಗೆ ಆಗುವವನು, ಅವನ ಹತ್ರ ಮಾತಾಡಲಿಕ್ಕೆ ಆಗುವುದಿಲ್ಲ ಅಂತ. ಇಷ್ಟೊತ್ತಿನಲ್ಲಿ ಈಗ ಮಾತ್ರ ಗಾಂಧೀಜಿಗೆ ಎಷ್ಟು ಸಿಟ್ಟು ಮತ್ತು ಬೇಸರ ಆಗಿರ್ತದೆ ಅಂದರೆ, ಅವರು ಸ್ಮಾರ್ಟ್ಸನ್ನು ಸಾರ್ವಜನಿಕವಾಗಿ ಅವನೊಬ್ಬ ನಿರ್ದಯಿ, ಅವನ ವರ್ತನೆ ಭಂಡಾಟ ಅಂತ ಕರೀತಾರೆ. ಆದರೆ 15 ವರ್ಷಗಳ ನಂತರ ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹ ಅಂತ ಬರೆದಾಗ ಅದರಲ್ಲಿ ಮಾತ್ರ ನಾನು ಸ್ಮಾರ್ಟ್ಸ್ ಬಗ್ಗೆ ಹಾಗೆ ಬರೆದದ್ದು ಸರಿಯಾಗಲಿಲ್ವೇನೋ, ಹಾಗೆ ಹೇಳಿದ್ದು ಸಾರ್ವಜನಿಕವಾಗಿ, ನನ್ನ ಅದು ಉದ್ವಿಗ್ನತೆಯಿಂದ ನಾನು ಹೇಳಿಬಿಟ್ಟೆ, ಅವನ ತಿಳುವಳಿಕೆ ಪ್ರಕಾರ ಅವನ ಅಭಿಪ್ರಾಯ ಸರಿ ಇತ್ತೋ ಏನೋ ಅಂತ ಸಂದೇಹ ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲೊಂದು ಸಣ್ಣ ಕಿವಿಮಾತು, ಗಾಂಧೀಜಿಯವರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಾಗ ಯಾವ ಹೊತ್ತಿನಲ್ಲಿ ಅವರು ಏನು ಹೇಳಿದಾರೋ ಅದು ಹಾಗೆ ಉಳಿಲಿಲ್ಲ. ತುಂಬ ವಿಷಯಗಳು ಇನ್ನೂ ಬದಲಾವಣೆ ಆಗ್ತಾ ಆಗ್ತಾ ಆಗ್ತಾ ಹೋಗ್ತದೆ. ಯಾಕಂದರೆ ಅವರು ತುಂಬ ಮುಕ್ತವಾಗಿ ಸತ್ಯಾಗ್ರಹದ ಜೊತೆಗೆ ಪ್ರಯೋಗ ಮಾಡಲಿಕ್ಕೆ ಹೊರಟವರಲ್ಲ, ಹಾಗೆ ಅವರ ಚಿಂತನೆಗಳು ಕೂಡ ತುಂಬ ಬದಲಾಗ್ತಾ ಹೋಗ್ತವೆ. ಅದನ್ನು ಅವರು ಹೇಳ್ತಾರೆ ಕೊನೆಗೆ. ಈಗೇನಾಗ್ತದೆ, ಜನ ಇನ್ನೊಂದು ರೀತಿಯಲ್ಲಿ ಟೀಕೆ ಮಾಡ್ತಾರೆ ಅವರನ್ನು, ಇವನೊಬ್ಬ ಭೋಳೆ ಮನುಷ್ಯ ಅಂತ. ಹಾಗೆ ಕೂಡ ಅಂದರೆ ನಂಬಿದ ಅಲ್ಲ ಅವರನ್ನು ಅಂತೇಳಿ ಹೇಳಿ ಆ ಥರ ಕೂಡ ಟೀಕೆ ಮಾಡ್ತಾರೆ. ಗಾಂಧೀಜಿಯವರು ತುಂಬ ಒಂದು ಮುಕ್ತ ಮನಸ್ಸಿಂದ ಈ ಟೀಕೆಗಳನ್ನೆಲ್ಲ ತಗೊಳ್ತಾರೆ, ಹಿಂಜರಿಯದೆ. ಆಗಿದೆ ಹೀಗೆ, ಸರಿ ಏನೀಗ, ಮತ್ತೆ ಈ ಆಘಾತಕ್ಕೆ ಎದೆಗುಂದದೆ ನಾವು ಮುಂದುವರಿಬೇಕು ಅಷ್ಟೇ. ಮತ್ತೆ ಸತ್ಯಾಗ್ರಹಕ್ಕೆ ಕರೆ ಕೊಡ್ತಾರೆ. ಮತ್ತೆ ಜನರ ಹತ್ರ ಹೇಳ್ತಾರೆ, ನಿಮ್ಮ ನಾಯಕ ಅಂತ ನೀವು ಒಪ್ಪಿಕೊಂಡ ಮೇಲೆ ನನ್ನ ತಪ್ಪು ಒಪ್ಪುಗಳನ್ನು ಕೂಡ ನೀವು ಸ್ವೀಕರಿಸಬೇಕಾಗ್ತದೆ, ಆಗ್ತದೆ ಹೀಗೆ ಅಂತ. ಪುನಃ ಅವರು ಸತ್ಯಾಗ್ರಹದ ಅಂತಃಶಕ್ತಿ ಬಗ್ಗೆ ವಿವರಣೆ ಕೊಡ್ತಾರೆ. ಇಂಥ ಅನಿರೀಕ್ಷಿತ ಬಿಕ್ಕಟ್ಟುಗಳು ಆಗುವಾಗಲೇ ನಮಗೆ ಎದುರಾಳಿಯ ಮನಸ್ಸಿನ ಒಳ ಪದರ ಹೇಗಿರ್ತದೆ ಅಂತ ಪರಿಚಯ ಆಗೋದು, ಮತ್ತೆ ಸತ್ಯವನ್ನು ಇನ್ನಷ್ಟು ಅರಿಲಿಕ್ಕೆ ಸಾಧ್ಯ ಆಗ್ತದೆ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ. ಎಷ್ಟು ಚೆನ್ನಾಗಿ ಅವರು ಮಾತಾಡ್ತಾರೆ ಅಂದರೆ ಭಾರತೀಯರು ಮತ್ತೆ ಉತ್ಸಾಹ ತಗೊಳ್ತಾರೆ. ಈ ನಡುವೆ ಭಾರತೀಯರ ಸಂಘದ ಒಬ್ಬ ಅಧ್ಯಕ್ಷ ಇರ್ತಾರೆ, ಇಸೋಪ್ ಮಿಯಾ ಅಂತ. ಅವರ ಮೇಲೆ ಕೂಡ ಪಠಾಣರಿಂದ ಹಲ್ಲೆ ಆಗ್ತದೆ. ಆಗ ಗಾಂಧೀಜಿ ಸ್ಮಾರ್ಟ್ಸ್ಗೆ ಕಾಗದ ಬರೆದು ಒಂದು ಪತ್ರ ಬರೀತಾರೆ, ನೋಡು ನೀನು ಈ ಥರ ಒಪ್ಪಂದ ಮುರಿದಿ ಅಲ್ಲ, ಈ ಮುರಿದಿರೋದ್ರಿಂದ ನಮ್ಮಗಳ ಮೇಲೆ ಎಷ್ಟು ಅಪನಂಬಿಕೆ ಆಗಿದೆ ಜನಕ್ಕೆ ಅಂದರೆ, ಅದಕ್ಕಾಗಿ ಇಂಥ ಹಲ್ಲೆಗಳು ನಡೀತಾ ಇದೆ ಅಂತ. ಇಸೋಪ್ ಮಿಯಾ ಅವರು ಮತ್ತೆ ಕೆಲವು ಕಾಲ ಇರ್ತಾರೆ ಜೊತೆಗೆ, ಆಮೇಲೆ ಕ್ರಮೇಣ ಸಾರ್ವಜನಿಕ ಬದುಕಿಂದ ದೂರ ಆಗ್ತಾರೆ. ಈಗ ಗಾಯದ ಮೇಲೆ ಉಪ್ಪು ಸವರುವ ಹಾಗೆ ಟ್ರಾನ್ಸ್ವಾಲ್ ಸರ್ಕಾರ ವಲಸೆ ಹತೋಟಿ ಅಂತ ಇನ್ನೊಂದು ಶಾಸನ ತರ್ತದೆ.
ಈಗ ದಕ್ಷಿಣ ಆಫ್ರಿಕಾದ ನಾಲ್ಕೂ ಪ್ರಾಂತ್ಯಗಳು ಒಟ್ಟಾಗಿವೆ ಅಲ್ಲ, ಈ ನಾಲ್ಕೂ ಪ್ರಾಂತ್ಯಗಳ ಅಧಿಪತಿಗಳು ಒಟ್ಟಿಗೆ ಸೇರಿ ಪಕ್ಕಾ ಬಿಳಿಯರು, ಎಲ್ಲರೂ ಸೇರಿ ಭಾರತೀಯರ ಬಗ್ಗೆ ಅವರ ಅಭಿಪ್ರಾಯ ಹೇಗೆ ಅಂತಂದ್ರೆ, ಅವರು ಕೊಳಕರು, ವ್ಯಾಪಾರ ಸಂಹಿತೆ ಪಾಲಿಸದ ಅಸಭ್ಯರು, ಪ್ರಗತಿಶೀಲ ಒಂದು ರಾಷ್ಟ್ರಕ್ಕೆ ಅವರು ಕಂಟಕರು, ಮತ್ತೆ ಏಷ್ಯನ್ ಜನಾಂಗದವರಿಗೆ ಮುಕ್ತ ಮತದಾನ ಕೊಟ್ರೆ ನಮ್ಮ ದೇಶಕ್ಕೆ ಅಪಾಯ, ಈ ತರದ ಒಂದು ಅಭಿಪ್ರಾಯವನ್ನ ಇದು ಮಾಡ್ತಾರೆ. ಮತ್ತೆ ಆ ಶಾಸನವನ್ನ ಇನ್ನೂ ಸೂಕ್ಷ್ಮವಾಗಿ ಬದಲಾಯಿಸ್ತಾ ಬದಲಾಯಿಸ್ತಾ ಒಂಥರ ಭಾರತೀಯರನ್ನ ಕತ್ತಲ್ಲಿ ಹಿಡಿದ ಹಾಗೆ, ಇಲ್ಲ ಅವರು ಹೋಗ್ಬೇಕು ಅಷ್ಟೆ, ಆ ಥರದ ಒಂದು ಸ್ಥಿತಿಗೆ ತಂದಿಡ್ತಾರೆ. ಇದನ್ನ ಒಪ್ಪದೆ ಒಂದು ಬದುಕುವ ಇನ್ನೊಂದು ಕ್ಷೇತ್ರ ಕೂಡ ಇದೆ, ಕೇಪ್ ಟೌನ್. ಇದು ಯಾರು ಅಂತಂದ್ರೆ, ಇಲ್ಲಿ ಆ ಆಲಿವ್ ಶ್ರೈನರ್ ಬಗ್ಗೆ ಹೇಳಿದೆ ಅಲ್ಲ ಲೇಖಕಿ, ಆಕೆಯ ಅಣ್ಣ ಇಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು, ಮತ್ತೆ ಈಗ ಪ್ರಧಾನ ಕಾನೂನು ಸಲಹೆಗಾರರಿದ್ದದ್ದು. ಅವರು ಮಾತ್ರ ವರ್ಣಭೇದ ನೀತಿಯ ವಿರುದ್ಧ ಸಾರ್ವಜನಿಕ ಸಭೆ ಮಾಡ್ತಾರೆ, ಜನಾಂಗ ಭೇದವಿಲ್ಲದೆ ಬದುಕಬೇಕು ಅಂತ ಪ್ರಚಾರ ಮಾಡ್ತಾರೆ, ಮತ್ತೆ ಮತದಾನದ ಹಕ್ಕನ್ನು ಕೂಡ ಕೊಡಬೇಕು ಅಂತ ಅವರು ಹೇಳ್ತಾರೆ. ಈ ತರ ಈಗ ಸ್ಮಾರ್ಟ್ಸ್ ಗಾಂಧಿಯನ್ನ ಬಿಟ್ಟು ಬಿಡ್ಲಿಕ್ಕೆ ಆಗುದಿಲ್ಲ, ಮಾತುಕತೆ ಮಾಡ್ತಾ ಇರಬೇಕಾಗ್ತದೆ. ಗಾಂಧಿಗೆ ಹೇಳ್ತಾರೆ, ಈ ನೋಂದಣಿಯನ್ನ ನಾವು ಶಾಸನ ಬದ್ಧ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಅಂತ. ಅವಾಗ ಸ್ಮರ್ಟ್ಸ್ ಗಾಂಧಿ ಜೊತೆಗೆ ನಡು ನಡುವೆ ಕೆಲವು ಮಾತುಕತೆಗಳು ನಡೀತದೆ, ಹೆಚ್ಚು ಫಲಕಾರಿ ಆಗೋದಿಲ್ಲ. ಆದರೆ ಈ ನಿರ್ಧಾರ ಸ್ಮರ್ಟ್ಸ್ ಹೇಳಿದ ತಕ್ಷಣ ಗಾಂಧೀಜಿ ಮತ್ತೊಮ್ಮೆ ಸಭೆ ಕರೀತಾರೆ, ಮತ್ತೆ ಎಲ್ಲರ ಎದುರು ಈ ರಾಜಿ ಸೂತ್ರದ ಬಗ್ಗೆ ತಮ್ಮ ಅನುಯಾಯಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ತಪ್ಪು ಮಾಡಿದ್ದಾಗಿ ಕೆಲವರು ಹೇಳ್ತಾ ಇದ್ದಾರೆ ನನ್ನ ಬಗ್ಗೆ, ಅದು ನಿಜ ಇರಬಹುದು ಅಂದ್ರೆ ಒಂದು ರೀತಿಯಲ್ಲಿ ಕ್ಷಮೆ ಕೇಳ್ತಾರೆ ಜನರ ಹತ್ರ. ಮತ್ತೆ ಹೇಳ್ತಾರೆ, ಸ್ಮಾರ್ಟ್ಸ್ ಒಬ್ಬ ಉನ್ನತ ಸ್ಥಾನದ ಅಧಿಕಾರಿ, ಜನತೆಗಾಗಿ ಇರುವಂತ ಅಧಿಕಾರಿ, ಅವನಿಗೊಂದು ಘನತೆ ಇದೆ, ಹಾಗೆ ನಾನು ಅವನನ್ನು ನಂಬಿದ್ದೆ ಅಂತ ಅದನ್ನ ಅವರು ವಿವರಿಸ್ತಾರೆ. ಮತ್ತೆ ಒಂದು ದೊಡ್ಡ ನಿರ್ಧಾರ ತಗೊಳ್ತಾರೆ, 1908 ಮಧ್ಯಾಹ್ನ ನೋಂದಣಿ ಹಿಂದೆ ಪಡೆಯುವ ನಿರ್ಧಾರ. ಆಮೇಲೆ ಈ ಗಡಿ ದಾಟಬಾರ್ದು ಅಂತ ಇರುದಲ್ವಾ, ವಲಸೆಯ ಕಾನೂನು ಅಂತ ಹೇಳಿದ್ರೆ ಆ ಟ್ರಾನ್ಸ್ವಾಲ್ನ ಗಡಿ ದಾಟಬಾರ್ದು ಯಾರು ಕೂಡ ಹೊಸಬ್ರು, ಇಲ್ಲ ರಹದಾರಿ ಪತ್ರ ಇರಬೇಕು. ಈಗೇನ್ ಮಾಡ್ತಾರೆ ಅಂದ್ರೆ ಗಡಿ ದಾಟುವ ಸತ್ಯಾಗ್ರಹ ಅಂತ ಮಾಡ್ತಾರೆ, ಪತ್ರ ಇಲ್ಲದೆ ಸಂಖ್ಯೆಯಲ್ಲಿ ಜನ ಗಡಿ ದಾಟೋದು. ಈ ಕಡೆ ಬಿಳಿಯರು ಅವರದ್ದೇ ಒಂದು ಸಹಕಾರ ಸಂಘ ರಚಿಸಿಕೊಂಡು ಭಾರತೀಯರ ಜೊತೆಗೆ ಎಲ್ಲ ರೀತಿಯ ಒಂದು ವ್ಯವಹಾರವನ್ನು ನಿಷೇಧಿಸಿ ಬಿಡ್ತಾರೆ, ಅವರನ್ನು ಇನ್ನೂ ಕೂಡ ಇಕ್ಕಟ್ಟಿಗೆ ಸಿಗಿಸ್ಲಿಕ್ಕಾಗಿ. ಈಗ ಎರಡು ವಿನಂತಿ ಮಾಡ್ತಾರೆ ಗಾಂಧೀಜಿಯವರು, ಗಾಂಧೀಜಿಯ ನಿಯೋಗ ಸಾಮೂಹಿಕ ಸತ್ಯಾಗ್ರಹಕ್ಕೆ ತಯಾರಾಗ್ತಾರೆ. ಈ ಎರಡೂ ಶಾಸನ, ಒಂದು ಈ ಏಷ್ಯಾಟಿಕ್ ಶಾಸನವನ್ನ ಹಿಂದೆ ತಕ್ಕೊಳ್ಳುವಂಥದ್ದು, ಮತ್ತೆ ಮತದಾನದ ಹಕ್ಕಿದೆ ಅಲ್ಲ ಅದನ್ನು ಕೂಡ ನಿಷೇಧಿಸುವಂಥದ್ದು, ಅಂದರೆ ಮತದಾನದ ಹಕ್ಕನ್ನು ಕೊಡುವಂಥದ್ದು ಈ ವಿಚಾರದ ಬಗ್ಗೆ. ಮತ್ತೆ ತಾವು ಅರ್ಜಿಗಳನ್ನು ಕೊಟ್ಟಿದ್ದಾರಲ್ಲ ಅದನ್ನು ವಾಪಸ್ ಕೊಡಬೇಕು ಅಂತ ಸರ್ಕಾರಕ್ಕೆ ನ್ಯಾಯಾಲಯದ ಮೂಲಕ ಅರ್ಜಿ ಕಳಿಸ್ತಾರೆ. ಏನು ಪ್ರಯೋಜನ ಆಗುದಿಲ್ಲ, ಇವರೇನ್ ಮಾಡ್ತಾರೆ ಅಂದ್ರೆ ಸರ್ಕಾರದ ಅನುಮತಿ ಪತ್ರ ಇಲ್ಲದೆ ಬೀದಿಯಲ್ಲಿ ವ್ಯಾಪಾರ ಮಾಡೋದು ಅದನ್ನು ಶುರು ಮಾಡ್ತಾರೆ. ಅವರು ಹಿಡಿದು ಹಿಡಿದು ಜೈಲಿಗೆ ಹಾಕ್ತಾರೆ, ದಂಡ ವಿಧಿಸ್ತಾರೆ, ಅವರ ಸಾಮಾನುಗಳನ್ನೇ ಮಾರಿ ಅದರಿಂದ ದಂಡ ಕಟ್ಟಿಸ್ಕೊಳ್ತಾರೆ. ಒಂದು ಚಿಕ್ಕ ಪುಟ್ಟ ಸಾಮಾನು ಇರ್ತದಲ್ಲ ವ್ಯಾಪಾರಿಗಳ ಹತ್ರ. ಗಾಂಧಿ ಒಂದು ಐತಿಹಾಸಿಕ ಹರತಾಳ, ಅದು ಮೊದಲ ಕರೆ ಅವರದ್ದು, ಆ ಥರದ ಒಂದು ಕರೆ. ಈ ಯಾರ ಮೇಲೆ ಈ ಥರದ ಒಂದು ಕಿರುಕುಳ ಆಗ್ತಾ ಇದೆಯಾ, ಅವರ ಪರವಾಗಿ ಎಲ್ಲರೂ ಭಾರತೀಯರು ಅಂಗಡಿ ಎಲ್ಲ ಮುಚ್ಚಿ, ವ್ಯಾಪಾರ ಮುಚ್ಚಿ ಒಂದು ಪ್ರತಿಭಟನೆ ಸೂಚಿಸಬೇಕು ಅಂತ. ಮತ್ತೆ ಗಾಂಧೀಜಿ ಸರ್ಕಾರಕ್ಕೆ ಸವಾಲು ಕೂಡ ಹಾಕ್ತಾರೆ, ಈ ಬಡ ಸತ್ಯಾಗ್ರಹಿಗಳನ್ನ ಬಂಧಿಸಿ ತಕೊಂಡು ಹೋಗ್ತಿರಲ್ಲ, ಇದು ನಿಮ್ಮದು ಹೇಳಿತನ, ನನ್ನನ್ನು ಯಾಕೆ ಬಂಧಿಸ್ತಾ ಇಲ್ಲ, ಇದಕ್ಕೆಲ್ಲ ಪ್ರೇರಣೆ ಕೊಡ್ತಾ ಇರುವವರು ನಾನು ಅಂತ ಆ ಥರದ ಒಂದು, ಇದು ಕೂಡ ಜಗತ್ತಿನಾದ್ಯಂತ ಸುದ್ದಿ ಆಗ್ತದೆ. 1908 ಆಗಸ್ಟ್ 16 ಗಾಂಧಿ ನೀಡಿದ ಅಂತಿಮ ಗಡು ಬರ್ತದೆ. ಅವರು ಕೇಳ್ತಾರಲ್ಲ ಎರಡು ಶಾಸನದ ಬಗ್ಗೆ, ಅದಕ್ಕೊಂದು ಗಡು ಕೂಡ ಕೊಟ್ಟಿರ್ತಾರೆ, ಇಂಥ ಸಮಯದೊಳಗೆ ನೀವು ಇದನ್ನು ಮಾಡಿಲ್ಲ ಅಂತಂದ್ರೆ ನಾವು ಬೇರೆ ತರ ಮುಂದುವರಿತೇವೆ ಅಂತ. ಹಾಗೆ ಆಗ್ತದೆ, ಜೋಹಾನ್ಸ್ಬರ್ಗ್ನ ಹಮೀದಿಯಾ ಮಸೀದಿ ಮೈದಾನದಲ್ಲಿ
ರಹದಾರಿ ಪತ್ರವನ್ನು ಸುಡುವ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲರ ಹತ್ರ ಈಗ ಇದೆ ಪತ್ರ. ಮೊದಲೇ ಇಂಡಿಯನ್ ಒಪಿನಿಯನ್ ಪತ್ರಿಕೆಯಲ್ಲಿ ಇದರ ಬಗ್ಗೆ ಪ್ರಕಟಣೆಯೂ ಕೊಟ್ಟಿರ್ತಾರೆ. ಅವರು ಕೊಟ್ಟ ಗಡುವಿನ 2 ತಾಸುಗಳ ನಂತರ ಎಲ್ಲರೂ 3,000 ಜನ ಸೇರಿರ್ತಾರೆ, 2,000 ಜನ ಸೇರಿರ್ತಾರೆ. ಬೇರೆ ದಾರಿ ಇಲ್ಲ, ನಮಗೇನು ಒಪ್ಪಿಗೆ ಕೊಟ್ಟಿಲ್ಲ, ಅಲ್ಲಿಗೆ ಸರ್ಕಾರದ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಅಂತ ಒಂದು ಸಂದೇಶ ಕೂಡ ಬರ್ತದೆ. ಒಬ್ಬರು ಓಲೆಕಾರ ಬಂದು ತಿಳಿಸ್ತಾರೆ, ನಿಮ್ಮ ಬೇಡಿಕೆಗಳಿಗೆ ನಮ್ಮಿಂದ ಏನೂ ಸಪೋರ್ಟ್ ಇಲ್ಲ ಅಂತ. ಈಗ ಕಬ್ಬಿಣದ ಕಡಾಯಿಯಲ್ಲಿ ಫ್ಯಾರಾಪಿನ್ನಿಂದ ಉರಿತಿದ್ದ ಜ್ವಾಲೆಗೆ ಇವರೆಲ್ಲರೂ ರಹದಾರಿ ಪತ್ರಗಳನ್ನು ಹಾಕಿ ಸುಟಪಡ್ತಾರೆ. ಆವಾಗ ಮುಗಿಲು ಮುಟ್ಟುವ ಹರ್ಷೋದ್ಗಾರ ಕೇಳಿ ಬರ್ತದೆ. ಅಷ್ಟು ಜನ ಒಂದು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ ಒಂದು ಸಂತೃಪ್ತಿ ಜನರಿಗಿರ್ತದೆ. ಈ ಒಂದು ರಹದಾರಿ ಪತ್ರ ಸುಡುವ ಕಾರ್ಯಕ್ರಮದಲ್ಲಿ ಗಾಂಧೀಜಿ ಮೇಲೆ ಹಲ್ಲೆ ಮಾಡಿರ್ತಾರಲ್ಲ ಮೀರ್ ಆಲಂ, ಅವರು ಕೂಡ ಬಂದಿರ್ತಾರೆ. ಅವರು ಕೂಡ ತಮ್ಮ ಪತ್ರವನ್ನು ಕೂಡ ಸುಡಲಿಕ್ಕೆ ಕೊಟ್ಟಿರ್ತಾರೆ. ಮತ್ತು ಗಾಂಧಿ ಹತ್ರ ಗಾಂಧಿ ಭಯ್ಯ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತ ಕ್ಷಮೆ ಕೂಡ ತೆರೆದ ಮನಸ್ಸಿಂದ ಕೇಳ್ಕೊಳ್ತಾರೆ. ಗಾಂಧಿ ಮಾತ್ರ ಹೇಳ್ತಾರೆ, ನಾನು ಸ್ವಲ್ಪನೂ ಹಾಗೆ ಇಟ್ಕೊಂಡಿಲ್ಲ, ನನಗೆ ಯಾವುದೇ ಬೇಸರ ಇಲ್ಲ ಅಂತ ಅವನನ್ನು ಒಂದು ಚಪ್ಪಾಳೆ ತಟ್ಟಿ ಅವನನ್ನು ಒಂದು ಸ್ವೀಕರಿಸ್ತಾರೆ. ಆಮೇಲೆ ಸತ್ಯಾಗ್ರಹದ ಕಾವು ಇನ್ನಷ್ಟು ವ್ಯಾಪಿಸ್ಲಿಕ್ಕೆ ಶುರುವಾಗ್ತದೆ. ಎಡೆ ಬಿಡದೆ ಜನ ಮುನ್ನಡೀತಾ ಹೋಗ್ತಾರೆ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ,
2: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 900085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
9: ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆಯೂ ಒಬ್ಬ ಮಾರ್ಗದರ್ಶಕ ಶಿಕ್ಷಕನ ಶ್ರಮ ಇರುತ್ತೆ. ನಮ್ಮ ಕನಸುಗಳಿಗೆ ರೆಕ್ಕೆ ಕಟ್ಟಿ ಗುರಿ ತಲುಪಲು ಪ್ರೇರಣೆ ನೀಡುವ ಎಲ್ಲ ಗುರುವೃಂದದವರಿಗೂ ಗೌರವ ಮತ್ತು ಕೃತಜ್ಞತೆಯನ್ನ ಸಲ್ಲಿಸ್ತಾ, ಮತ್ತೊಮ್ಮೆ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ, ನಮ್ಮ ವಚನಗಳಲ್ಲಿ ಕೂಡ ಗುರುವಿನ ಕುರಿತಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಪ್ರೌಢಶಾಲಾ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯರ್ ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ಶಿಕ್ಷಕರಾಗಿರೋದ್ರಿಂದ ಮೇಡಮ್, ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗುರುವಿನ ಕುರಿತು, ಶಿಕ್ಷಕರ ಕುರಿತು ನಮ್ಮ ವಚನಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ಮಾಹಿತಿ ಹೇಳ್ಬೋದಾ ಮೇಡಮ್?
10: ನಮಸ್ತೆ ಪವಿತ್ರ ಮೇಡಮ್, ಎಲ್ಲ ಶ್ರೋತೃಗಳಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ, ತತ್ಪದಂ ದರ್ಶಿತಂ ಏನ, ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ದೇವರ ಸ್ಥಾನ ನೀಡಿ ಗೌರವಿಸಲಾಗಿದ್ದನ್ನು ಈ ಶ್ಲೋಕಗಳ ಮೂಲಕ ತಿಳಿಯಬಹುದಾಗಿದೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಳಿತಂ ಏನ, ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡಾಗಿದ್ದ ನಮ್ಮ ಕಣ್ಣುಗಳಿಗೆ ಜ್ಞಾನವೆಂಬ ಕಾಡಿಗೆಯನ್ನು ಹಚ್ಚಿ ದೃಷ್ಟಿಯನ್ನು ತೆರೆಸಿದ ಪೂಜ್ಯ ಗುರುಗಳಿಗೆ ನನ್ನ ನಮನಗಳು. ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಿದು. ಭಾರತದ 2ನೇ ರಾಷ್ಟ್ರಪತಿ ಮತ್ತು ಮಹಾನ್ ದಾರ್ಶನಿಕರು, ತತ್ವಜ್ಞಾನಿಯೂ, ಶಿಕ್ಷಣ ತಜ್ಞರು ಆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಗಳಾದಾಗ ಅವರ ವಿದ್ಯಾರ್ಥಿಗಳಿಗೆ ನನ್ನ ಹುಟ್ಟುಹಬ್ಬವನ್ನು ಆಚರಿಸುವ ಬದಲು ಆ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಿದರೆ ನನಗೆ ಹೆಚ್ಚು ಸಂತೋಷ ಮತ್ತು ಹೆಮ್ಮೆಯಾಗುತ್ತದೆ ಎನ್ನುವ ಆಶಯವನ್ನು ವ್ಯಕ್ತಪಡಿಸಿದರು. ಅಂದಿನಿಂದ ಸೆಪ್ಟೆಂಬರ್ 5 ಶಿಕ್ಷಕರ ದಿನವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಉತ್ತಮ ಪ್ರಜೆಗಳನ್ನಾಗಿ ರೂಪುಗೊಳ್ಳುವ ಶಿಕ್ಷಕರ ನಿಸ್ವಾರ್ಥ ಸೇವೆಯನ್ನು ಗೌರವಿಸಲು ಈ ದಿನ ಮೀಸಲಾಗಿದೆ. ಆದರ್ಶ ಶಿಕ್ಷಕರಿಗೆಲ್ಲ ಅವರ ಸೇವೆಯನ್ನು ಗುರುತಿಸಿ ಈ ದಿನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುತ್ತದೆ. ಅದು ಶಿಕ್ಷಕರಿಗೆ ಸಾರ್ಥಕತೆಯ ಕ್ಷಣ. ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ನಮ್ಮ ದೇಶದಲ್ಲಿ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪವಿತ್ರ ಹಬ್ಬವಾಗಿ ಗುರು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಗುರು ಅಥವಾ ಶಿಕ್ಷಕರ ಮಹತ್ವ ಎಷ್ಟು ಉತ್ಕೃಷ್ಟವಾಗಿದೆ ಎಂದರೆ, ಒಬ್ಬ ಸಂಪೂರ್ಣವಾಗಿ ಶರಣಾಗಿದ್ದರೂ ಸಹ ಅವನು ತನ್ನ ಗುರುವಿನ ಕಾಲ್ಬೆರಳುಗಳನ್ನು ಮಾತ್ರ ಸ್ಪರ್ಶಿಸಬಲ್ಲನು. ಗುರುವೇ ತಾನೇ ಎಡರುವ ಬದುಕಿನ ಹೆಜ್ಜೆಗಳನ್ನು ಜ್ಞಾನ ಸರೋವರದತ್ತ ಕೊಂಡೊಯ್ಯುವ ಕರುಣಾಳು ಎಂದು ಗೌತಮ ಬುದ್ಧನು ನುಡಿದಿದ್ದಾನೆ. ಸುಪ್ರಸಿದ್ಧ ಭಾರತೀಯ ಸಂತ ಕಬೀರರು ಅತ್ಯುನ್ನತ ಆತ್ಮ. ತನ್ನ ದೋಹಗಳಲ್ಲಿ ಗುರುವನ್ನು ವಿವರಿಸಲು ತನ್ನ ಅಸಮರ್ಥತೆಯನ್ನು ವ್ಯಕ್ತಪಡಿಸುತ್ತಾರೆ. ಅವರ ಅಭಿಪ್ರಾಯದಂತೆ ಇಡೀ ಭೂಮಿಯನ್ನು ಕಾಗದವನ್ನಾಗಿ ಮಾಡಿಕೊಂಡರೂ, ಎಲ್ಲ ಸಾಗರಗಳ ನೀರನ್ನು ಶಾಯಿಯಂತೆ ಸೇವೆ ಸಲ್ಲಿಸಿದರೂ ಮತ್ತು ಪ್ರಪಂಚದ ಎಲ್ಲ ಮರಗಳಿಂದ ಕಲಂ ಅಂದರೆ ಬರವಣಿಗೆಯ ಉಪಕರಣ ಮಾಡಿಕೊಂಡರೂ ಗುರುವನ್ನು ಅರ್ಥೈಸಲು ಸಾಧ್ಯವಿಲ್ಲ. ಗುರು ಪದದ ಮಹಿಮೆ ಎಂತಹುದು ಎಂಬುದಕ್ಕೆ ಇದು ನಿದರ್ಶನವಾಗಿದೆ. ಕಬೀರರು ತನ್ನ ದೋಹಗಳಲ್ಲಿ ಹೇಳಿರುವಂತೆ, ಗುರು ಗೋವಿಂದ ಅಂದರೆ ಗುರು ಮತ್ತು ದೇವರು ಇಬ್ಬರೂ ಪೂಜ್ಯರು. ಆದರೆ ಸಂತ ಕಬೀರರು ಗುರುವನ್ನು ದೇವರಿಗಿಂತ ಉನ್ನತ ಪೀಠದಲ್ಲಿ ಇರಿಸಿರುತ್ತಾರೆ. ಗುರು ಮತ್ತು ದೇವರು ಒಟ್ಟಾಗಿ ತನಗೆ ದರ್ಶನ ನೀಡಿದರೆ ದೇವರಿಂದ ಆಶೀರ್ವಾದ ಪಡೆಯುವ ಮೊದಲು ತನ್ನ ಗುರುವಿನ ಪಾದ ಕಮಲಗಳನ್ನು ಸ್ಪರ್ಶಿಸುತ್ತೇನೆ ಎಂದು ಹೇಳಿದ್ದಾರೆ. ಏಕೆಂದರೆ ಗುರು ತನಗೆ ಮೊದಲು ದೇವರ ಮಾರ್ಗವನ್ನು ಮತ್ತು ಜ್ಞಾನವನ್ನು ನೀಡಿದವರು ಎಂದು ಹೇಳಿದ್ದಾರೆ. ದಾಸವರೇಣ್ಯ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಗುರುವಿನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಯೋಗ್ಯವಾದ ಶಿಷ್ಯನಿಗಾಗಿ ಗುರು ಸದಾ ಹಂಬಲಿಸುತ್ತಿರುತ್ತಾನೆ. ಗುರು ಶಿಷ್ಯನಿಂದ ಬಯಸುವುದು ಸಮಾಜಮುಖಿಯಾಗಿ ಬೆಳೆದು ಸಮಾಜಕ್ಕೆ ಉಪಕಾರಿಯಾಗಿ ಉತ್ತಮ ಪ್ರಜೆಯಾಗಿ ಬೆಳೆಯಬೇಕು ಎಂಬುದಾಗಿದೆ. ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆಯ ಹಿಂದೆ ಒಂದು ಗುರು ಇದ್ದೇ ಇರುವನು. ಶಿಷ್ಯನ ಯಶಸ್ಸನ್ನು ಕಂಡು ಗುರು ಅತೀವ ಖುಷಿಪಡುತ್ತಾನೆ. ತನ್ನನ್ನು ಮೀರಿಸುವಷ್ಟು ಎತ್ತರಕ್ಕೆ ಶಿಷ್ಯನು ಬೆಳೆಯಬೇಕೆಂದು ಬಯಸುತ್ತಾನೆ. ಈ ಕುರಿತು ಬಸವಣ್ಣನವರ ಒಂದು ಪ್ರಸಿದ್ಧ ವಚನವಿದೆ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೇ ಮೊದಲು, ಶಿವ ಪಥವ ನರಿವೆಡೆ ಗುರು ಪಾದವೇ ಮೊದಲು, ಕೂಡಲ ಸಂಗಮ ದೇವ ನರಿವೆಡೆ ಶರಣರ ಸಂಗವೇ ಮೊದಲು. ಇದರ ಭಾವಾರ್ಥವೇನೆಂದರೆ, ಮಡಿಕೆ ಮಾಡಲು ಮಣ್ಣು ಮೂಲ ವಸ್ತು, ಅದು ಬೇಕೇ ಬೇಕು. ಹಾಗೆಯೇ ಆಭರಣ ತಯಾರಿಸಲು ಚಿನ್ನ ಬೇಕು. ಅದೇ ರೀತಿ ಶಿವನ ಅಂದರೆ ಭಗವಂತನ ಮಾರ್ಗವನ್ನು ಅರಿಯಲು ಗುರುವಿನ ಮಾರ್ಗದರ್ಶನ ಅಗತ್ಯವಾಗಿ ಬೇಕೇ ಬೇಕು ಎಂದು ಬಸವಣ್ಣನವರು ಗುರುವಿನ ಮಹತ್ವದ ಕುರಿತಾಗಿ ಈ ವಚನದಲ್ಲಿ ಹೇಳಿದ್ದಾರೆ.
9: ಗುರುವಿನ ಮಹತ್ವವನ್ನು ಸರ್ವ ವಿಚಾರಧಾರೆ, ಹಾಗೆ ಬಸವಣ್ಣನವರು ಹೇಳಿರುವಂತಹ ಮತ್ತೊಂದು ವಚನ, ಇವೆಲ್ಲ ವಿಚಾರಧಾರೆಯನ್ನ ಕುರಿತು ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕಿಯವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರಾದ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕ್ಕಿಯವರು ವಚನಗಳಲ್ಲಿ ಗುರುವಿನ ಕುರಿತು ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ತಾ ಇದ್ರು. ಅದರಲ್ಲೂ ಸರ್ವಜ್ಞರು ಹೇಳಿದಂತಹ ವಚನಗಳನ್ನ ತಿಳಿಸಿದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಗುರು ಶಿಷ್ಯರ ಬಾಂಧವ್ಯ ಶಿಕ್ಷಣ ಎಂಬ ಕಾರ್ಯದಲ್ಲಿ ನೇರವಾಗಿ ಪಾತ್ರ ವಹಿಸುತ್ತದೆ. ಇಲ್ಲಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವೆ ಹೊಂದಿರುವ ವಿಹಿತ ರೀತಿಯ ಸಂಬಂಧ ಅವರ ಯಶಸ್ಸಿಗೆ ಪ್ರಧಾನ ಕಾರಣವಾಗಬಲ್ಲದು. ಕಲಿಕೆಯ ಪ್ರಕ್ರಿಯೆಯಲ್ಲಿ ಗುರು ಮತ್ತು ಶಿಷ್ಯರ ಸಮನ್ವಯತೆ ಇರಬೇಕು. ಕೆಲವೊಮ್ಮೆ ಒಂದು ಕೈಯಲ್ಲಿ ಚಪ್ಪಾಳೆ ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಗುರು ಶಿಷ್ಯರ ಮೇಳೈಸುವಿಕೆಯಲ್ಲಿ ಕೊರತೆ ಇದ್ದರೆ ಕಲಿಕೆಯ ಪ್ರಕ್ರಿಯೆ ಪರಿಣಾಮಕಾರಿಯಾಗಿರುವುದಿಲ್ಲ. ಆ ಕುರಿತು ಅಂಬಿಗರ ಚೌಡಯ್ಯನವರ ಸುಂದರ ವಚನವಿದು. ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹವ ಮಾಡಿದಡೆ ಏನಪ್ಪುದೆಲವೋ, ಅಂಧಕನ ಕೈಯ ಅಂಧಕ ಹಿಡಿದಂತೆ ಮುಂದನಾರು ಕಾಂಬರು ಹೇಳೆಲೆ ಮರುಳೆ, ತೊರೆಯಲಿ ಬಿದ್ದವನ ಈಸಲು ಅರಿಯದವ ತೆಗೆಯುವ ತೆರೆನೆಂತೆಂದ ಅಂಬಿಗರ ಚೌಡಯ್ಯ. ಈ ವಚನದ ಭಾವಾರ್ಥವೇನೆಂದರೆ ಅಜ್ಞಾನಿ ಗುರು ಅಜ್ಞಾನಿ ಶಿಷ್ಯನಿಗೆ ಬೋಧನೆ ಮಾಡುವುದರಿಂದ ಇಬ್ಬರೂ ಸಂಸಾರದ ಅಧಃಪತನಕ್ಕೆ ಅಂದರೆ ನಾಶಕ್ಕೆ ಗುರಿಯಾಗುತ್ತಾರೆ ಹೊರತು ಮುಕ್ತಿ ಅಥವಾ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ. ಇದು ಹೇಗೆಂದರೆ ಒಬ್ಬ ಕುರುಡನ ಕೈಯನ್ನು ಇನ್ನೊಬ್ಬ ಕುರುಡನು ದಾರಿ ನಡೆಸಿದಂತೆ. ನೀರಲ್ಲಿ ಮುಳುಗಿದವನನ್ನು ರಕ್ಷಿಸಲು ಈಜಲು ಬಾರದವನು ಪ್ರಯತ್ನಿಸಿದಂತೆ ಎಂದು ಈ ಎರಡು ದೃಷ್ಟಾಂತಗಳ ಮೂಲಕ ಅಂಬಿಗರ ಚೌಡಯ್ಯನವರು ಚಿತ್ರಿಸಿದ್ದಾರೆ. ಅಂದರೆ ಗುರುವಾಗುವ ಹಂಬಲ ಉಳ್ಳವನು ಮೊದಲು ತಾನು ಎಲ್ಲವನ್ನೂ ಅರಿತು ನಂತರ ಅರಿಯದ ಶಿಷ್ಯಂಗೆ ತನ್ನ ಜ್ಞಾನವನ್ನು ಧಾರೆ ಎರೆಯಬೇಕು ಎಂಬುದು ಈ ವಚನದ ತಾತ್ಪರ್ಯವಾಗಿದೆ. ಇನ್ನು ಸರ್ವಜ್ಞನು ತನ್ನ ವಚನಗಳಲ್ಲಿ ಗುರು ಶಿಷ್ಯರ ಮಹತ್ವದ ಕುರಿತಾಗಿ ಸುಂದರವಾಗಿ ತ್ರಿಪದಿಗಳನ್ನು ರಚಿಸಿದ್ದಾರೆ. ಶಿಷ್ಯಂದಿರ ಬದುಕಿನಲ್ಲಿ ಗುರುವಿನ ಮಹತ್ವ ಎಂತಹುದು ಎಂಬುದ ಕುರಿತಾದ ಸರ್ವಜ್ಞನ ವಚನವಿದು. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರ ಗುರುವಿಗಿಂತ ಬಂಧುಗಳಂತೆ ಸರ್ವಜ್ಞ. ಇದರ ಅರ್ಥವೇನೆಂದರೆ ಬಂಧುಗಳು ಆಪ್ತರಾದವರು ಮೇಲಿಂದ ಮೇಲೆ ಬಂದು ಊಟ ಮಾಡಿ ಹೋಗುವರು, ಆದರೆ ಅವರು ಈ ಪ್ರಪಂಚದ ಬಂಧನವನ್ನು ಕಳೆಯಲಾರರು. ಆದರೆ ಗುರುವೆಂಬ ಶ್ರೇಷ್ಠ ಬಂಧವು ನಮಗೆ ಇರತಕ್ಕ ಪ್ರಾಪಂಚಿಕ ಬಂಧನವನ್ನು ತನ್ನ ಜ್ಞಾನೋಪದೇಶದಿಂದ ಕಳೆದು ಬಿಡುವನು. ನಮ್ಮ ನಮ್ಮ ಕರ್ಮಗಳಿಗನುಸಾರವಾಗಿ ಬಂಧುಗಳು ಉಂಡು ಹೋಗುವುದಕ್ಕೆ ಮಾತ್ರ ಬರುವವರು. ಕೆಲವೊಮ್ಮೆ ನಮ್ಮ ಭಾವನೆಗಳಿಗೆ ಘಾಸಿಗೊಳಿಸುವರು. ಆದ್ದರಿಂದ ಗುರುವು ಬಂಧುಗಳಿಗಿಂತ ಮೀರಿದವರು ಎಂಬುದು ಸರ್ವಜ್ಞನ ಈ ವಚನದ ಅಭಿಪ್ರಾಯವಾಗಿದೆ.

0: ಕರ್ಮ ಕತ್ತಲೆಯನ್ನು ಕಳೆದು ಜ್ಞಾನದ ಬೀಜವ ಬಿತ್ತಿ ಬದುಕನ್ನು ಬಂಗಾರಗೊಳಿಸುವ ಗುರು ಅಥವಾ ಶಿಕ್ಷಕರ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಅಂದರೆ ಗುರುಮುಖೇನ ಕಲಿತ ವಿದ್ಯೆ ಮಾತ್ರ ಶಾಶ್ವತವಾದುದು. ಗುರುವಿಲ್ಲದೆ ಕಲಿತ ವಿದ್ಯೆಯನ್ನು ಸರ್ವಜ್ಞರು ಕುರುಡನ ಕೈಯಲ್ಲಿರುವ ಉರಿಯುವ ದೀಪದಂತೆ ದಾರಿಯ ತೋರದು. ಗುರು ಶಿಷ್ಯರ ಸಂಬಂಧವೇ ಉನ್ನತ ಮಟ್ಟದ್ದು. ಗುರು ನೀಡುವವನು ಶಿಷ್ಯನು ಪಡೆದುಕೊಳ್ಳುವನು, ಅಲ್ಲಿ ಶಾಶ್ವತವಾದ ವಿದ್ಯೆ ದೊರೆಯುತ್ತದೆ. ವರ್ಣ ಮಾತ್ರ ಕಲಿಸಿದಾತ ಗುರು ಎಂದರೆ ಒಂದಕ್ಷರವನ್ನು ಕಲಿಸಿದರೂ ಗುರು ಎಂದು ಅರ್ಥ. ಗುರುವಿಲ್ಲದೆ ಜೀವನದ ಅರ್ಥವಾಗಲಿ ಅಥವಾ ಜ್ಞಾನದ ಸಾಧನೆಯಾಗಲಿ ಸಾಧ್ಯವಿಲ್ಲ. ಇದರ ಕುರಿತಾಗಿ ಸರ್ವಜ್ಞನ ವಚನ, ಗುರುವಿಲ್ಲದ ಜ್ಞಾನವು ಕುರುಡನ ಕೈಯ ದೀವಟಿಗೆಯಂತೆ ದಾರಿಯ ತೋರದು, ತನಗೂ ಪರರಿಗೂ ಸರ್ವಜ್ಞ ಎಂದು ಹೇಳಿದ್ದಾರೆ.
1: ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಗುರು ಎಂತಹ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಗುರು ಇಲ್ಲದೆ ಗುರಿ ಇಲ್ಲ, ಗುರು ದಾರಿಯನ್ನ ತೋರುವಂತಹ ಮಹಾ ಚೇತನ ಎಂಬುದನ್ನ ಸರ್ವಜ್ಞರು ಸಹ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕವಲಕ್ಕಿಯವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ.

0: ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕರಾದಂಥ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕವಲಕ್ಕಿಯವರು ವಚನಗಳಲ್ಲಿ ಗುರುವಿನ ಕುರಿತು ಹೇಳಿರುವ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ಗುರು ಶಿಷ್ಯರ ಅಪೂರ್ವ ಬಾಂಧವ್ಯದ ಕುರಿತು ದಾಸರುಗಳು, ವಚನಕಾರರು, ಕವಿಗಳು, ಸಂತರುಗಳು ತಮ್ಮದೇ ಆದ ರೀತಿಯಲ್ಲಿ ಹೇಳಿದ್ದಾರೆ. ಗುರುವಿನ ಮಹತ್ವದ ಕುರಿತಾದ ಅಕ್ಕ ಮಹಾದೇವಿಯವರ ವಚನವನ್ನು ಈಗ ನೋಡೋಣ. ಕರಸ್ಥಲದ ಲಿಂಗವ ಪಿಡಿದು ಗುರುವಿನ ಕರುಣದಿಂದ ಅರಿವಿನ ಬೆಳಗು ಮೂಡಿತು, ಕಾಣ ಮಲ್ಲಿಕಾರ್ಜುನ. ಹಾಗೆಯೇ ಇನ್ನೊಂದು ವಚನ, ಗುರುವಿನ ಕರುಣದಿಂದ ಲಿಂಗವರಿತೆನು, ಗುರುವಿನ ಕರುಣದಿಂದ ಜಂಗಮವನರಿತೆನು, ಗುರುವಿನ ಕರುಣದಿಂದ ಸದಾಚಾರವನರಿತೆನು, ಗುರುವಿನ ಕರುಣದಿಂದ ಚನ್ನ ಮಲ್ಲಿಕಾರ್ಜುನನು ಅರಿತೆನು ಎಂದು ಅಕ್ಕ ಮಹಾದೇವಿಯವರು ಗುರುವಿನ ಮಹತ್ವವನ್ನು ಕೊಂಡಾಡುತ್ತಾ ತಮಗೆ ಲಿಂಗ, ಜಂಗಮ ಮತ್ತು ಭಗವಂತನಾದ ಚನ್ನ ಮಲ್ಲಿಕಾರ್ಜುನನ ಅರಿವಾಗಿದ್ದು ಕೇವಲ ನನ್ನ ಗುರುವಿನ ಪರಮ ಕೃಪೆಯಿಂದಲೇ ಎಂದು ಹೇಳಿದ್ದನ್ನು ಈ ವಚನದಲ್ಲಿ ಕಾಣಬಹುದಾಗಿದೆ. ಗುರುವಿಗೂ ತಂದೆಗೂ ಇರುವ ವ್ಯತ್ಯಾಸವನ್ನು ಸರ್ವಜ್ಞರು ಈ ವಚನದಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾರೆ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ತೋರುವನು ಸದ್ಗುರವ, ಗುರುರಾಯ ಬಂಧನ ಮಕಳೆವ ಸರ್ವಜ್ಞ. ತಂದೆಗೂ ಗುರುವಿಗೂ ಒಂದು ವಿಧವಾದ ಅಂತರವಿದೆ. ತಂದೆ ಮತ್ತು ಗುರುವಿನ ನಡುವಿನ ವ್ಯತ್ಯಾಸ ಅಥವಾ ಹೆಚ್ಚು ಕಮ್ಮಿ ಏನೆಂದರೆ, ಒಬ್ಬ ತಂದೆಗೆ ಸದ್ಗುರುವನ್ನು ತೋರಿಸುವುದು ಮಾತ್ರ ಸಾಧ್ಯವಾಗುತ್ತದೆ. ಆದರೆ ಗುರುರಾಯನು ಈ ಲೋಕದಿಂದಲೇ ಬಿಡುಗಡೆ ಹೊಂದುವ ದಾರಿ ತೋರುವವನು. ಗುರುವು ಜನನ ಮರಣಗಳ ಬಂಧನದಿಂದ ಮುಕ್ತನನ್ನಾಗಿ ಮಾಡಿ ಮುಕ್ತಿಗೆ ದಾರಿ ತೋರಿಸುವನಾದ್ದರಿಂದ ತಂದೆಗಿಂತಲೂ ಶ್ರೇಷ್ಠನಾಗುತ್ತಾನೆ ಎಂದು ಸರ್ವಜ್ಞರು ತಮ್ಮ ಈ ವಚನದಲ್ಲಿ ಗುರುವಿನ ಶ್ರೇಷ್ಠತೆಯ ಕುರಿತು ಹೇಳಿದ್ದಾರೆ. ಯೋಗ್ಯ ಮತ್ತು ಅಯೋಗ್ಯ ಗುರು ಶಿಷ್ಯರ ಬಗ್ಗೆ ತುಂಬ ಮಾರ್ಮಿಕವಾಗಿ ಸರ್ವಜ್ಞರು ತಮ್ಮ ಈ ವಚನಗಳಲ್ಲಿ ಹೇಳಿದ್ದಾರೆ. ಹೇಳಬಲ್ಲೆಡೆ ಗುರು, ಕೇಳಬಲ್ಲೆಡೆ ಶಿಷ್ಯ, ಹೇಳಲು ಕೇಳಲರಿಯದ ಗುರು ಶಿಷ್ಯ ಮೇಳವೆಂತೆಂದ ಸರ್ವಜ್ಞ. ಅಂದರೆ ಯಾವುದೇ ವಿದ್ಯೆಯನ್ನು ತಿಳಿಸಿ ಹೇಳತಕ್ಕ ಯೋಗ್ಯತೆ ಇದ್ದವನಿಗೆ ಗುರು ಎನ್ನಬೇಕು. ಗುರುವು ಹೇಳಿದ್ದನ್ನು ಲಕ್ಷ್ಯ ಕೊಟ್ಟು ಕೇಳಿ ತಿಳಿದುಕೊಳ್ಳುವ ಯೋಗ್ಯತೆಯುಳ್ಳವನಿಗೆ ಶಿಷ್ಯನೆನ್ನಬೇಕು. ಹೇಳಲಿಕ್ಕೆ ಬಾರದಂತಹ ಗುರುವು ಹೇಳಿದ್ದನ್ನು ಕೇಳಲಾರದಂತಹ ಶಿಷ್ಯನೂ ಕೂಡಿದರೆ ಅವರ ಮೇಳವು ಹೊಂದಿಕೆಯಾಗಲು ಸಾಧ್ಯವಿಲ್ಲ. ಗುರುವಾದವನು ತಾನು ತಿಳಿದಂತಹ ವಿದ್ಯೆಯನ್ನು ಶಿಷ್ಯರಿಗೆ ವರ್ಗಾಯಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಶಿಷ್ಯನಾದವನು ಗುರುಗಳು ಹೇಳಿದಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಪಡೆದುಕೊಂಡಿರಬೇಕು ಎಂದು ಸರ್ವಜ್ಞರು ಈ ತಮ್ಮ ವಚನದಲ್ಲಿ ಸ್ಪಷ್ಟೀಕರಿಸಿದ್ದಾರೆ. ಸರ್ವಜ್ಞನ ಇನ್ನೊಂದು ವಚನ, ಹೊಲಬನರಿಯದ ಗುರು ತಿಳಿಯಲರಿಯದ ಶಿಷ್ಯ, ನೆಲೆಯ ನರಿಯದ ಉಪದೇಶ ಅಂಧಕನು ಕೊಳನ ಹೊಕ್ಕಂತೆ ಸರ್ವಜ್ಞ. ಹೊಲಬನರಿಯದ ಗುರು ಎಂದರೆ ಉಪದೇಶದ ಮರ್ಮವನ್ನು ತಿಳಿಯದೆ, ಅಂದರೆ ಶಿಷ್ಯರಿಗೆ ಜೀವನದ ಮಾರ್ಗವನ್ನು ತೋರಿಸಲು ಅರಿಯದ ಗುರುವು ಗುರು ಹೇಳಿದ್ದರ ಮಹತ್ವವನ್ನು ಅರಿಯದ ಶಿಷ್ಯನೂ ಶಿಷ್ಯರಿಗೆ ಹೊಂದಿಕೆಯಾಗದಂತಹ ವಿಷಯವನ್ನು ಉಪದೇಶ ಮಾಡುವುದು, ಇವು ಮೂರೂ ಕುರುಡನು ಕೊಳ ಅಂದರೆ ಬಾವಿಯನ್ನು ಹೊಕ್ಕಂತೆ ಸರಿ ಎಂಬುದು ಸರ್ವಜ್ಞರ ಈ ವಚನದ ಅಭಿಪ್ರಾಯವಾಗಿದೆ. ಗುರುವಾದವನಿಗೆ ಏನನ್ನು ಕಲಿಸಬೇಕು, ಎಷ್ಟು ಕಲಿಸಬೇಕು ಎಂಬುದರ ಅರಿವಿರಬೇಕಾಗುತ್ತದೆ. ಅದಿಲ್ಲದಿದ್ದರೆ ನೀರಿಳಿಯದ ಗಂಟಲೊಳ್ ಕಡುಬಂ ತುರುಕಿದಂತೆ ಶಿಷ್ಯಂದಿರ ಬುದ್ಧಿಮಟ್ಟಕ್ಕೆ ಮೀರಿದ ವಿಷಯವನ್ನು ಮಸ್ತಕದೊಳಗೆ ತುರುಕಲು ಹೋಗಿ ಅದು ಅನರ್ಥಕ್ಕೆ ಕಾರಣವಾಗುತ್ತದೆ. ಅಂದರೆ ಯಾವುದೇ ರೀತಿಯ ಪ್ರಯೋಜನವಾಗುವುದಿಲ್ಲ ಎಂದು ಸರ್ವಜ್ಞನು ಈ ವಚನದಲ್ಲಿ ಸ್ಪಷ್ಟೀಕರಿಸಿದ್ದಾರೆ. ಗುರು ಲಘುವಾಗದು, ಲಘು ಗುರುವಾಗದು. ಗುರುವೇ ತತ್ವ, ಆತನೇ ತಪಸ್ಸು. ಗುರು ಎಂದರೆ ಶ್ರೇಷ್ಠ, ಲಘು ಎಂದರೆ ಕನಿಷ್ಠ. ಗುರುವಾದವನು ತನ್ನ ಸಾಧನೆಯ ಮೂಲಕ ಶಿಷ್ಯನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ಆದರ್ಶ ವ್ಯಕ್ತಿಯಾಗಬೇಕು. ಗುರುವನ್ನು ಲಘುವಾಗಿ ಭಾವಿಸುವುದರಿಂದ ಮಾನವನ ಸಂತತಿ ಅವನತಿಯತ್ತ ಸಾಗುತ್ತಿದೆ. ಆದ್ದರಿಂದ ಗುರುವಾದವನು ತನ್ನ ಘನತೆ, ಗೌರವ, ಪಾವಿತ್ರ್ಯ ಮೊದಲಾದ ಆದರ್ಶಗಳಿಗೆ ಚ್ಯುತಿ ತರದಂತೆ ಎಚ್ಚೆತ್ತ ಜೀವನ ನಡೆಸಬೇಕು. ಸಮಾಜವು ಶಿಷ್ಯರಲ್ಲಿ ಭರವಸೆ ಕಳೆದುಕೊಳ್ಳಬಾರದು. ಗುರು ಮುಖದಿಂದ ಬರುವ ವಿದ್ಯೆ ಅಮೃತದಂತೆ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು, ಶುಭ ವಂದನೆಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂದು ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಗುರುವಿನ ಕುರಿತಾಗಿ ನಮ್ಮ ವಚನಕಾರರು ಸಹ ಗುರುವಿನ ಮಹತ್ವವನ್ನ ಸಾರುವಂತಹ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಸಹ ತಿಳಿಸ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗುರುವಿನ ಕುರಿತಾದಂತಹ ಗುರುವಿನ ಮಹತ್ವವನ್ನ ಸಾರುವಂತಹ ಅಕ್ಕಮಹಾದೇವಿಯವರ ವಚನ, ಸರ್ವಜ್ಞರ ವಚನ, ಅಂಬಿಗರ ಚೌಡಯ್ಯನವರ ವಚನ, ಹೀಗೆ ಎಲ್ಲ ಶಿವಶರಣರು ಸಹ ಗುರುವಿನ ಮಹತ್ವವನ್ನ ಸಾರುವಂತಹ ವಿಚಾರಧಾರೆಯನ್ನು ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
3: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದು ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
9: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
8: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
9: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ನಮಸ್ಕಾರ. ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಪರಮ ಪೂಜೆ. ಅರುಣೋದಯ ಪ್ರಭೆಯ ಗಿರಿಶೃಂಗದುನ್ನತಿಯ ವರುಣಾಲಯಾಯತಿಯ ನಿರುಕಿಸಿದೊಡಹುದೇಂ ಬೆರಗು ಬರಿ ಬೆರಗು ನುಡಿಗರಿದೆ ನಿಪ್ಪಾನಂದ ಪರಮ ಪೂಜೆಯುಮಂತೂ ಮಂಕುತಿಮ್ಮ. ಅರುಣೋದಯ ಪ್ರಭೆಯ ಅಂದರೆ ಸೂರ್ಯೋದಯದ ಬೆಳಕನ್ನು, ಗಿರಿಶೃಂಗದುನ್ನತಿಯ ಪರ್ವತ ಶಿಖರಗಳ ಉನ್ನತಿಯನ್ನು, ವರುಣಾಲಯಾಯತಿಯ ವರುಣಾಲಯ ಆಯತಿಯ ವರುಣಾಲಯ ಅಂದರೆ ಸಮುದ್ರ, ಆಯತಿ ಅಂದರೆ ವಿಸ್ತಾರದ ಸಮುದ್ರದ ವಿಸ್ತಾರವನ್ನು ನಿರೂಪಿಸಿ ದೊಡಹುದೇಂ ನಿರೂಕಿಸಿದೊಡೆ ಅಂದರೆ ನಿರೀಕ್ಷಿಸಿ

0: ಪರಮ ಪೂಜೆಯು ಮಂತು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಸೂರ್ಯೋದಯದ ಬೆಳಕನ್ನ, ಪರ್ವತ ಶಿಖರಗಳ ಉನ್ನತಿಯನ್ನ, ಸಮುದ್ರದ ವಿಸ್ತಾರವನ್ನ ನೋಡಿದ್ರೆ ಏನಾಗಬಹುದು? ಬೆರಗು, ಕೇವಲ ಬೆರಗು, ಮಾತನ್ನ ಮೀರಿದ ಆನಂದ ಆಗತ್ತೆ. ಪರಮಾತ್ಮನ ಪೂಜೆ ಸಹ ಹಾಗೆ ಇರಬೇಕು ಅಂತಿದ್ದಾರೆ ಲೇ ಗುಂಡಪ್ಪನವರು. ನೋಡಿ, ಒಂದು ಸೂರ್ಯೋದಯ ಮತ್ತೊಂದು ದಿನದ ಸೂರ್ಯೋದಯದ ಹಾಗೆ ಇರೋದಿಲ್ಲ. ಕ್ಷಣ ಕ್ಷಣಕ್ಕೆ ಬದಲಾಗೋ ಅವರ್ಣನೀಯ ಚಿತ್ರಪಟ. ಬಾನಿನಂಗಳದಲ್ಲಿ ವಿಶಿಷ್ಟ ವಿನ್ಯಾಸ, ಹೊಳಪು, ರಂಗಿನಾಟದೊಟ್ಟಿಗೆ ಮನವನ್ನ ಮೋಹಕತೆಯ ಬಂಧನದಲ್ಲಿ ಬಿಗಿದು ಚುಂಬಕದ ಹಾಗೆ ಸೆಳೆಯತ್ತೆ ಆ ಸೂರ್ಯೋದಯ. ಅದೆಷ್ಟು ಕವಿಗಳು ಅದೆಷ್ಟು ಬಗೆಯಿಂದ ಈ ಸೂರ್ಯೋದಯನ ಹೊಗಳಿದಾರೋ ಗೊತ್ತಿಲ್ಲ, ಆದರೆ ಅದ್ಯಾವತ್ತೂ ನಿಂತಿಲ್ಲ ಆ ಹೊಗಳಿಕೆ. ಯಾಕಂದ್ರೆ ಆ ಅನುಭವ ಮಾತನ್ನ ಮೀರಿದ್ದು. ಅದರ ಹಾಗೆ ಬೆರಗು ಹುಟ್ಟಿಸೋದು ಪರ್ವತದ ಶಿಖರಗಳ ದರ್ಶನ. ಸೂರ್ಯನ ಕಿರಣಗಳು ಪರ್ವತದ ಶಿಖರನ ಚುಂಬಿಸಿದಾಗ ಕಲ್ಪನಾತೀತವಾದ ಹೊಂಬಣ್ಣ ಉದ್ಭವಿಸಿ ಕೆಲಕ್ಷಣ ಇದ್ದು ಮಾಯ ಆದಾಗ ಅನ್ಸತ್ತೆ. ಅದೊಂದು ಕ್ಷಣ ಭಗವಂತನ ದರ್ಶನ ಆದಾಗೆ ಆಗತ್ತೆ. ಅದನ್ನ ವಿವರಿಸೋದು ಅಸಾಧ್ಯ ಅಲ್ವಾ? ಆದ್ರೆ ಅದು ಬದುಕಿನ ಉದ್ದಕ್ಕೂ ನಮ್ಮನ್ನು ಆವರಿಸಿಕೊಳ್ಳೋ ಅಮೃತ ಕ್ಷಣ ಆಗತ್ತೆ. ಇನ್ನು ಉನ್ನತವಾದ ಆ ಹಿಮಾಲಯದ ಶ್ರೇಣಿಗಳನ್ನೇನಾದರೂ ನಾವು ನೋಡಿದ್ರೆ ನಾವು ಎಷ್ಟು ಸಣ್ಣವರಿದ್ದಿರಬಹುದು ಅನ್ನೋ ಅರಿವಾಗತ್ತೆ ನಮಗೆ. ಅವುಗಳ ಔನ್ನತ್ಯ ಇದೆಯಲ್ಲ, ಬೆರಗಾಗ್ಸತ್ತೆ. ಇನ್ನೊಂದು, ನಮ್ಮನ್ನ ಯಾವಾಗಲೂ ಬೆರಗಿಗೆ ಈಡು ಮಾಡೋದು ಸಮುದ್ರದ ಆಳ ಮತ್ತು ವಿಸ್ತಾರ. ಸಮುದ್ರ ತೀರದಲ್ಲಿ ನಿಂತಾಗ ಸಂತೋಷ ತರೋ ದೃಶ್ಯ ನಾವೆಯಲ್ಲಿ ದೂರ ಸಾಗಿದಾಗ ಭಯಕ್ಕೆ ಕಾರಣ ಆಗ್ಬಿಡತ್ತೆ. ಸೂರ್ಯೋದಯ, ಪರ್ವತಗಳ ಉನ್ನತ ಶ್ರೇಣಿಗಳು ಮತ್ತೆ ಅನಂತವಾದ ಸಾಗರ, ಮೂರು ನಮ್ಮ ವಚನ ಶಕ್ತಿಯನ್ನ ಮೀರಿದವು. ಅದಕ್ಕೆ ಅವು ಅವರ್ಣನೀಯ. ಅವುಗಳನ್ನ ವರ್ಣಿಸೋದಕ್ಕೆ ಸಾಧ್ಯವಾಗದೆ ಹೋದಾಗ ಬೆರಗು ಮಾತ್ರ ಮೂಡತ್ತೆ. ಅದು ಎಂಥದ್ದು ಅಂತ ಅಲ್ಲಮ ಪ್ರಭು ಹೀಗೆ ಹೇಳ್ತಾರೆ: ಅರಿದು ಮರೆದು ಬೆರಗು ಹತ್ತಿತು, ಏನೆಂದರಿಯದೆ ಅದೆಂತಂದರಿಯದೆ, ಗುಹೇಶ್ವರ ಗುಹೇಶ್ವರ ಎನ್ನುತ್ತ ಅಲ್ಲಿಯೇ ನಿಂದಿತ್ತು. ನೋಡಿ, ಭಗವಂತನ ಪೂಜೆಯು ಅಂಥದ್ದೇ ಅಂತ ಕಗ್ಗ ಕೂಡ ಹೇಳ್ತಾ ಇದೆ. ಈ ಪೂಜೆ ಮನಸ್ಸು ಬುದ್ಧಿಗಳನ್ನ ಮೀರಿದ್ದು. ಅದಕ್ಕೆ ಅದು ಯೋ ಬುದ್ಧೇ ಪರತಸ್ತು ಸಹ, ಅದು ಬುದ್ಧಿಯ ಅತೀತವಾದದ್ದು, ಕೇವಲ ಬೆರಗಿಗೆ ಒಳಗಾಗುವಂಥದ್ದು ಅಂತ. ಹೌದಲ್ವಾ, ಸೂರ್ಯೋದಯದ ಪ್ರಶಾಂತ ಮತ್ತು ಶೀತಲ ಬೆಳಕನ್ನು ನೋಡಿದಾಗ, ಕಡಲನ್ನು ನೋಡಿದಾಗ ನಮಗೆ ಕ್ಷಿತಿಜದಾಚೆಗೂ ಇರೋ ಮತ್ತು ಅಳಿಯೋದಕ್ಕೆ ಅಸಾಧ್ಯವಾದ ಅದರ ವಿಸ್ತಾರವನ್ನು ನೋಡಿದಾಗಲಿ ಅಥವಾ ಎತ್ತರದ ಗಿರಿಶೃಂಗಗಳನ್ನು ನೋಡಿದಾಗಲಿ ಅದನ್ನು ವರ್ಣಿಸೋದಕ್ಕೆ ಮಾತುಗಳೇ ಹೊರಡೋದಿಲ್ಲ. ಸುಮ್ಮನೆ ನೋಡ್ತಾ ನಿಲ್ಲೋಣ ಅನ್ಸತ್ತೆ. ಅದರ ಪರಿಶುದ್ಧತೆ, ಅಗಾಧತೆ ಮತ್ತು ವೈಶಾಲ್ಯಗಳು ನಮ್ಮನ್ನು ಮೂಕಸ್ಮಿತರನ್ನಾಗ್ಸತ್ತೆ. ಇದೇ ಭಗವದ್ ಸೃಷ್ಟಿಯ ವಿಶೇಷತೆ. ತಾನೇ ಸೃಷ್ಟಿಸಿದ ಈ ಅದ್ಭುತಗಳನ್ನು ಕಂಡು ಆ ಪರಮಾತ್ಮನೇ ಮೂಕಸ್ಮಿತನಾದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಜಗತ್ತಿನ ಪ್ರತಿ ಸೃಷ್ಟಿಯೂ ಅಷ್ಟೇ ಅಗಾಧವಾದದ್ದು. ಕಾಡು ಮೇಡುಗಳು, ಹರಿವ ನದಿಗಳು, ಸಕಲ ಚರಾಚರಗಳು ಎಲ್ಲವೂ ಅದ್ಭುತವೇ. ಇವುಗಳೇ ಇಷ್ಟೊಂದು ಅದ್ಭುತವಾಗಿರಬೇಕಾದ್ರೆ ಇವುಗಳನ್ನೆಲ್ಲ ಸೃಷ್ಟಿಸಿದ ಆ ಪರಮಶಕ್ತಿ ಇನ್ನೆಷ್ಟು ಅದ್ಭುತವಾಗಿರಬಹುದು ಊಹಿಸಿ. ಸೃಷ್ಟಿಯನ್ನು ನೋಡೇ ನಾವು ಮೂಕಸ್ಮಿತರಾದರೆ, ಇನ್ನು ಆ ಸೃಷ್ಟಿಕರ್ತನನ್ನು ಮನಸ್ಸಲ್ಲಿ ಭಾವಿಸಿದರೆ ನಮಗೆ ಇನ್ನೇನಾಗಬಹುದು? ಮಾತು ಯೋಚನೆ ಎಲ್ಲ ಸ್ತಬ್ಧವಾಗಿ ಕೇವಲ ಅದನ್ನು ಮನದಲ್ಲಿ ತುಂಬಿಕೊಳ್ಳುವಂತಾಗತ್ತೆ. ಅದನ್ನು ಭಾವಿಸುವುದಷ್ಟೇ ಆಗಬೇಕು. ಅದರಿಂದ ಏನನ್ನಾದರೂ ಬೇಡೋದಾಗಲಿ, ಅದರೊಟ್ಟಿಗೆ ವ್ಯಾಪಾರನ ಮಾಡೋದಾಗಲಿ, ಅಥವಾ ಅದಕ್ಕೆ ಲಂಚ ಕೊಡೋ ದುಷ್ಟತನನ ಮಾಡದೆ ನಿರ್ಮಲವಾದ ಮನಸ್ಸಿನಿಂದ ಆನಂದನ ಅನುಭವಿಸಬೇಕು. ಅದೇ ನಿಜವಾದ ಪೂಜೆ, ಪ್ರಾರ್ಥನೆ ಆಗತ್ತೆ. ಅಂತಹ ಭಾವ ಮತ್ತು ಆನಂದ ನಮ್ಮದಾದರೆ ನಾವೇ ಧನ್ಯರು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೆ.

0: ಈಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ಇವರು ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಪೊನ್ನಜ್ಜಿ ಪೊನ್ನಜ್ಜಿ ಇವತ್ತು ಯಾವ ಕತೆ
4: ಹೇಳು ಬೇಗ.
5: ಇವತ್ತು ನಿಮಗಾಗಿ ಕಾದೈತೆ ನಾಲ್ಕು ಎಲೆಗಳ ಮಾತು.
3: ಏನು ನಾಲ್ಕು ಎಲೆಗಳ ಮಾತು? ಏನದು, ಕತೆ ಅಲ್ವಾ?
4: ಅಯ್ಯೋ, ನಮಗೆ ಮಾತು ಗೀತು ಬೇಡ,
6: ಕತೆನೇ ಬೇಕು.
5: ಮಕ್ಕಳೇ, ಅದು ಕತೆ ಶೀರ್ಷಿಕೆ ಅಷ್ಟೇ, ಆದ್ರೆ ಅದೊಂಥರ ಕತೆ ಇದ್ದ ಹಾಗೆ ಇದೆ.
4: ಹಾಗಾದ್ರೆ ಸರಿ ಹೇಳು.
6: ನಾಲ್ಕು ಎಲೆಗಳು ಅವು ಯಾವ್ಯಾವು?
5: ಅದ ಬಾಳೆ ಎಲೆ, ವೀಳ್ಯದೆಲೆ, ಕರಿಬೇವು. ಇನ್ನೊಂದು ಏನು ಅಂತ ನಿಮ್ಮ ಕತೆ ತುದಿಲಿ ಹೇಳ್ತೀನಿ.
4: ಓಹೋ, ಸಸ್ಪೆನ್ಸಾ?
5: ಹ್ಞೂ, ಸಸ್ಪೆನ್ಸೇ. ಈಗಲೇ ಹೇಳಿದರೆ ಕತೆಗೆ ಸ್ವಾರಸ್ಯನೇ ಇರೋದಿಲ್ಲ. ಈಗ ನಾಲ್ಕು ಎಲೆಗಳ ಮಾತು ಶುರುವಾಗತ್ತೆ ನೋಡಿ.
3: ಆಯ್ತು ಆಯ್ತು ಆಯ್ತು.
5: ಮಕ್ಕಳೇ, ವಜ್ರದತ್ತ ಎಂಬಾತ ಹೇಳಿದಂತ ಮಹಾಭಾರತದಲ್ಲಿ ಬರುವ ಒಂದು ನೀತಿ ಕತೆ ಇದು. ನಾಲ್ಕು ಎಲೆಗಳು ತಮ್ಮ ತಮ್ಮಲ್ಲೇ ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ಅಂತ ಸಾರ್ಥ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಜೀವನದ ಒಂದು ಅತೀ ಮುಖ್ಯವಾದ ಅಮೂಲ್ಯವಾದ ತತ್ವ ಹೊರಹೊಮ್ಮದನ್ನ ನಾವು ಕಾಣ್ತೇವೆ. ಒಂದ್ಸಲ ಬಾಳೆ ಎಲೆ ಹೇಳ್ತಂತೆ, ನೋಡಿ, ನಾನು ಎಲ್ಲ ಎಲೆಗಳಿಗಿಂತ ಶ್ರೇಷ್ಠ. ಯಾಕಂದ್ರೆ ಯಾರದೇ ಮನೆಯ ಯಾವುದೇ ಊಟದಲ್ಲಿ ನಾನಿಲ್ಲದೆ ಊಟ ಇಲ್ಲ. ಎಲ್ಲರಿಗೂ ಊಟ ಮಾಡಿಸುವಂತಹ ಸಾಮರ್ಥ್ಯ ನನ್ನಲ್ಲಿದೆ. ಬಾಳೆ ಎಲೆ ಇಲ್ಲದೆ ಯಾವ ಔತಣನೂ ನಡೆಯೋದಿಲ್ಲ. ಕಾಯಿಸಿದ ಬಾಳೆ ಎಲೆ ಊಟ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಹೀಗಿರಬೇಕಾದ್ರೆ ನಾನೇ ಶ್ರೇಷ್ಠ ಅಂತ ಬಾಳೆ ಎಲೆ ಹೆಮ್ಮೆಯಿಂದ ಮುಖ ಉಬ್ಬಿಸಿ ಹೇಳ್ತಂತೆ. ಬಾಳೆ ಎಲೆಯ ಮಾತು ವೀಳ್ಯದೆಲೆಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅದು, ಏ ಹುಚ್ಚಪ್ಪ, ನೀನೇನು ಮಹಾಶ್ರೇಷ್ಠ, ಊಟಕ್ಕೆ ಮೊದಲು ಮಾತ್ರ ನಿನಗೆ ಈ ಎಲ್ಲ ಆದ್ರ, ಊಟ ಮುಗಿದ ತಕ್ಷಣ ನೀನನ್ನು ಮುದ್ರಿ ತಿಪ್ಪೆಗೆ ಎಸಿತಾರೆ. ನಿನ್ನ ಮಹತ್ವ ಏನಿದ್ರೂ ಊಟ ಮುಗಿಯೋ ತನಕ ಮಾತ್ರ. ಮತ್ತೆ ನೀನು ಎಂಜಲೆಲೆಯಾಗಿ ನಿಕೃಷ್ಟವಾಗಿ ಎಲ್ಲರಿಂದ ಅನ್ಸ್ಕೊಳ್ತೀಯ ಅಂತ ಕುಹುಕವಾಡತ್ತೆ. ಆಗ ಪಕ್ಕದಲ್ಲಿದ್ದ ಕರಿಬೇವು, ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ನೀನು ಎಲ್ಲರಿಗಿಂತ ಶ್ರೇಷ್ಠ ಅಂತನಾ ಅಂತ ಕೊಂಕನಿಂದ ಹೇಳತ್ತೆ. ಅದಕ್ಕೆ ವೀಳ್ಯದೆಲೆ, ಅಲ್ಲದೆ ಮತ್ತೇನು, ಯಾವುದೇ ರುಚಿಯಾದ ಔತಣದ ಊಟ ಇರಲಿ, ಅಲ್ಲೇ ನಾನಿರಲೇಬೇಕು. ತರಹ ತರಹದ ಪಕ್ವಾನಗಳಿದ್ದಾಗ ಎಲ್ಲರೂ ಹೊಟ್ಟೆ ತುಂಬುವಷ್ಟೇ ಊಟ ಮಾಡೋದಿಲ್ಲ, ಕಂಠ ಬಿರಿಯ ತಿಂತಾರೆ. ಆಮೇಲೆ ತಿಂದದ್ದನ್ನು ಜೀರ್ಣ ಮಾಡೋಕ್ಕೆ ನಾನು ತಾಂಬೂಲ ಇರಲೇಬೇಕು. ನನ್ನನ್ನು ಮೆಲ್ತಾ ಊಟದ ಆಸ್ವಾದವನ್ನು ಅರಗಿಸ್ಕೊಳ್ತಾರೆ. ಹಾಗಾಗಿ ನಾನೇ ನಿಮಗಿಂತ ಶ್ರೇಷ್ಠ ಅಂತ ಬೀಗತ್ತೆ. ಆಗ ಪ್ರಶ್ನೆ ಮಾಡಿದ ಕರಿಬೇವು, ಓಹೋಹೋ, ನೀನೇನ್ ಶ್ರೇಷ್ಠ? ತಿಂದ ಅನ್ನವನ್ನು ಅರಗಿಸೋಕೆ ನಿನ್ನನ್ನು ಬಾಯಿಗೇನೋ ಹಾಕೋತಾರೆ ನಿಜ, ಆದರೆ ಜಗದು ಜಗದು ನಿನ್ನನ್ನು ದಾರಿಲಿ ಹೋಗ್ತಾ ಹೋಗ್ತಾ ಉಗುಳ್ತಾ ಹೋಗ್ತಾರೆ. ನಿಂದು ಇಂತಹ ದೀನ ಅವಸ್ಥೆ ಇರಬೇಕಾದ್ರೆ ನೀನು ಹೇಗೆ ಶ್ರೇಷ್ಠನಾಗ್ತೀಯ ಹೇಳು ಅಂತ ಹೇಳುತ್ತೆ. ಆಗ ವೀಳ್ಯದೆಲೆ, ಅಂದರೆ ನೀನೇನು ಹೇಳೋದು, ನೀನು ಎಲ್ಲರಿಗಿಂತ ಶ್ರೇಷ್ಠ ಅಂತನಾ ಅಂತ ಅಸಹನೆಯಿಂದ ಕೇಳುತ್ತೆ. ಆಗ ಕರಿಬೇವು, ಹಾ, ನಾನೇ ನಿಮಗಿಂತ ಶ್ರೇಷ್ಠ. ಯಾವುದೇ ಅಡಿಗೆಗೆ ಕರಿಬೇವು ಹಾಕಿದ ಒಗ್ಗರಣೆ ಇದ್ದರೆ ಚಂದ, ನಾನಿಲ್ಲದ ಒಗ್ಗರಣೆ ಒಗ್ಗರಣೆನೇ ಅಲ್ಲ, ಆಗ ಅದರ ರುಚಿನೇ ಬೇರೆ ಅಂತ ಜಂಬ ಕೊಚ್ಕೊಳ್ಳುತ್ತೆ. ಆಗ ಅವರಿಬ್ಬರು ಸೇರಿ, ಆಹ, ನೀನೇನು ಶ್ರೇಷ್ಠ, ಒಗ್ಗರಣೆ ಆಗಿ ನೀನು ಎಲೆಗೆ ಬರೋವರೆಗೆ ನಿನ್ನ ಆಟ, ಎಲೆಗೆ ಬಂದ ಮೇಲೆ ನಿನ್ನನ್ನು ಎತ್ತಿ ಎಲೆ ತುದಿಗೆ ಸರಿಸ್ಬಿಡ್ತಾರೆ. ನಿಂದೆಂತಾಗಂತೆ ನಿಂದೆಂತ ಶ್ರೇಷ್ಠತೆ ಹೇಳು ಅಂತ ಟೀಕೆ ಮಾಡ್ತವೆ. ಆಗ ಇವರ ಮಧ್ಯೆ ಕೂತ ಇನ್ನೊಂದು ಎಲೆ ಮಾತಾಡದೆ ಮೌನವಾಗಿ ಇವರ ವಾದ ವಿವಾದವನ್ನು ಕೇಳ್ತಾ ಕೂತಿತ್ತಂತೆ. ಆಗ ಅಲ್ಲಿಗೆ ಬಂದ ವ್ಯಕ್ತಿಯೊಬ್ಬ ಅದನ್ನೆತ್ತಿ ಭಗವಂತನ ಪಾದಕ್ಕೆ ಏರಿಸಿ ಭಕ್ತಿಯಿಂದ ಕೈ ಮುಗಿತಾನಂತೆ. ಭಗವಂತನ ಪಾದ ಸೇರಿದ ಆ ಎಲೆ ಮೂವರನ್ನು ಉದ್ದೇಶಿಸಿ ಹೀಗೆ ಹೇಳ್ತಂತೆ, ಗೆಳೆಯ ಬಾಳೆ ಎಲೆ, ನೀನು ಅಹಂಕಾರ ಪಟ್ಟೆ ಹಾಗಾಗಿ ತಿಪ್ಪೆಗೆ ಬಿದ್ದೆ. ಸ್ನೇಹಿತ ವೀಳ್ಯದಲೆ, ನೀನು ಗರ್ವಪಟ್ಟೆ, ಗತಿ ಇಲ್ದವ್ರ ಹಾಗೆ ದಾರಿಯಲ್ಲಿ ಬಿದ್ದೆ. ಇನ್ನು ನೀನು ಕರಿಬೇವು, ನೀನು ಜಂಬಪಟ್ಟು ಎಲೆ ತುದಿಗೆ ಸೇರಿಬಿಟ್ಟೆ. ನಾನು ಅಹಂಕಾರ ಬಿಟ್ಟೆ, ಅದಕ್ಕೆ ಭಗವಂತನ ಪಾದವನ್ನು ಸೇರಿದೆ. ಗರ್ವ ಬಿಟ್ಟ ನಾನೇ ತುಳಸಿ. ಏನಿದ್ರೇನು, ತುಳಸಿ ಇಲ್ಲದ ಪೂಜೆ ಹರಿ ಒಲ್ಲ ಅಂತ ನಮ್ರತೆಯಿಂದ ಮೂವರಿಗೆ ತಿಳಿ ಹೇಳುತ್ತಂತೆ. ಆಗ ಅಹಂಕಾರದಿಂದ ಬೀಗ್ತಾ ಇದ್ದ ಬಾಳೆ ಎಲೆ, ವೀಳ್ಯದೆಲೆ, ಕರಿಬೇವು ತಮ್ಮ ತಮ್ಮ ತಪ್ಪನ್ನು ತಿಳಿದು ತಲೆಯನ್ನು ತಗ್ಗಿಸ್ತಾವೆ. ಹೀಗೆ ವಜ್ರದತ್ತ ಹೇಳಿದ ಮಹಾಭಾರತದ ಈ ಸರಳ ಕತೆ ಅಹಂಕಾರವನ್ನು ಬಿಟ್ಟಿದ್ದೇ ಆದರೆ ಭಗವಂತನ ಪಾದವನ್ನು ನಾವೆಲ್ಲ ಸೇರ್ತೇವೆ. ಅಹಂಕಾರವನ್ನು ಪಟ್ಟರೆ ಕಾಲಿನ ಚಪ್ಪಲಿಗಿಂತ ಕಡೆಯಾಗಿ ಹೋಗ್ತೇವೆ ಅನ್ನೋದನ್ನು ನಾಲ್ಕು ಎಲೆಗಳ ಸಂವಾದದ ಮೂಲಕ ನಮಗೆ ತಿಳಿ ಹೇಳ್ತಾನೆ.
4: ಕತೆ ಚಿಕ್ಕದಾಗಿದ್ರೂ ಚೆನ್ನಾಗಿದೆ. ತುಳಸಿದಳ ಅಂತ ಅದಕ್ಕೆ ನೀನು ಹೆಸರು ಹೇಳಲಿಲ್ಲ ಅಲ್ವಾ?
7: ಹೌದು, ಮೊದಲೇ ಹೇಳಿದ್ರೆ ಕುತೂಹಲ ಇರ್ತಾ ಇರಲಿಲ್ಲ.
5: ಹ್ಞೂ, ಮತ್ತೆ ಅದಕ್ಕೆ ನಾಲ್ಕನೇ ಎಲೆ ಯಾವುದು ಅಂತ ಮೊದಲು ಹೇಳಲಿಲ್ಲ. ಈ ಕಥೆಯ ನೀತಿ ಏನಂದ್ರೆ, ಅಹಂಕಾರದಿಂದ ಮಾನವನ ಏಳಿಗೆ ಸ್ತಗ್ಧಿತವಾಗುತ್ತೆ, ಅಂದರೆ ನಿಂತ ನೀರಾಗುತ್ತೆ. ಮತ್ತೆ ಬ್ರಹ್ಮ ಜ್ಞಾನವನ್ನು ಪಡೆಯೋಕೆ ವಿನೀತರಾಗುವುದು ಅತಿ ಅವಶ್ಯವಾಗಿರುತ್ತೆ.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತಾ, ವೈಭವ ಇವರಿಗೆ ಧನ್ಯವಾದಗಳು.
0: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ 500 ಹೆಚ್ಚು ಕೃತಕ ಗರ್ಭ

0: ಕಾರಣೆಯಿಂದ ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
4: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
3: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
4: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ ನಂದಿನಿ,
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
10: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
9: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
10: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
9: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
11: LIC ಹರ್ ಪಲ್ ಆಪ್ಕೆ ಸಾಥ್.
12: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಗಾಜನೂರಿನ PM ಶ್ರೀ ಜವಾಹರ್ ನವೋದಯ ವಿಶ್ವವಿದ್ಯಾಲಯದಲ್ಲಿ 2027-28 ಶೈಕ್ಷಣಿಕ ಸಾಲಿನ 9 ಮತ್ತು 11 ತರಗತಿಯಲ್ಲಿ ಖಾಲಿ ಇರುವ ಸೀಟ್ಗಳನ್ನು ತುಂಬಲು ನಡೆಸಲಾಗುವ ಪ್ರವೇಶ ಪರೀಕ್ಷೆಗೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು September 30 ಕೊನೆಯ ದಿನಾಂಕವಾಗಿದೆ. ಪ್ರವೇಶ ಪರೀಕ್ಷೆಯು 2027 April 10 ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾಲಯದ ಅಧಿಕೃತ ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು ಎಂದು ಸಂಸ್ಥೆಯ ಪ್ರಾಂಶುಪಾಲರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳಡಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ, ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರದ ದೋಬಿಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮೆಷಿನ್ ಮತ್ತು ಐರನಿಂಗ್ ಮೆಷಿನ್ ಇತ್ಯಾದಿ ಸಾಮಗ್ರಿಯನ್ನು ಒಳಗೊಂಡಂತೆ ತಲಾ 75 ಲಕ್ಷ ರೂಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು. ಈ ಯೋಜನೆಯಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯದ ಒಕ್ಕಲಿಗ, ಲಿಂಗಾಯಿತ, ಕಾಡುಗೊಲ್ಲ, ಮರಾಠಿ ಮತ್ತು ಇತರ ಸಮುದಾಯಗಳ ಆಸಕ್ತರು ಆನ್ಲೈನ್ ಅರ್ಜಿ ಸಲ್ಲಿಸಬಹುದಾಗಿದೆ. ಮುಂದಿನ ವಿವರ. ರಾಜ್ಯದ ಜನತೆಯ ಅಹವಾಲುಗಳನ್ನು ಆಲಿಸಿ ಮನೆ ಬಾಗಿಲಿನಲ್ಲಿಯೇ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ September 8 ಬೆಳಗ್ಗೆ 9:30 ಶಿಕಾರಿಪುರದ ಟೌನ್ ಸಾಂಸ್ಕೃತಿಕ ಭವನದಲ್ಲಿ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನಾ ಸಭೆಯನ್ನು ಆಯೋಜಿಸಲಾಗಿದೆ. ಶಿಕಾರಿಪುರ ತಾಲೂಕಿನ ಸಾರ್ವಜನಿಕರು ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಅಹವಾಲನ ಸೇರಿದಂತೆ ಸರ್ಕಾರದ ವಿವಿಧ ಯೋಜನೆಗಳ ಸವಲತ್ತು ಪಡೆಯಲು ಅರ್ಜಿ ಸಲ್ಲಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ರಾಜೇಂದ್ರ ಜಲಶುದ್ಧೀಕರಣ ಘಟಕಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಮೆಸ್ಕಾಂ ಇಲಾಖೆಯು 110/11 kV ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ದುರಸ್ತಿ ಮತ್ತು ನಿರ್ವಹಣೆ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ September 6 ಕೃಷ್ಣ ರಾಜೇಂದ್ರ ಜಲಶುದ್ಧಿ ಘಟಕದಲ್ಲಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಳ್ಳಲಿದೆ. ಪರಿಣಾಮವಾಗಿ September 6 ಮತ್ತು September 7 ಶಿವಮೊಗ್ಗ ನಗರದಾದ್ಯಂತ ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಶೇಖರಿಸಿಟ್ಟುಕೊಂಡು ಮಂಡಳಿಯೊಂದಿಗೆ ಸಹಕರಿಸಬೇಕು. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಉಪವಿಭಾಗದ ಸಹಾಯಕ

ಕಾರ್ಯಪಾಲಕ ಅಭಿಯಂತರರು ಮನವಿ ಮಾಡಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ನಗರದ ಪ್ರತಿಷ್ಠಿತ ಸರ್ಕಾರಿ ನೌಕರರ ಸಹಕಾರ ಸಂಘದ ಸದಸ್ಯರ ವಾರ್ಷಿಕ ಮಹಾಸಭೆಯು ಸೆಪ್ಟೆಂಬರ್ 20 ಸಂಘದ ಭವನದಲ್ಲಿ ನಡೆಯಲಿದ್ದು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸದಸ್ಯರ ಪ್ರತಿಭಾನ್ವಿತ 3 ಜನ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 10 ಸಂಘಕ್ಕೆ ದೃಢೀಕರಣ ಅಂಕಪಟ್ಟಿ ಮತ್ತು 1 ಪಾಸ್ಪೋರ್ಟ್ ಫೋಟೋವನ್ನು ಲಿಖಿತ ಅರ್ಜಿಯೊಂದಿಗೆ ನೀಡಲು ಆಡಳಿತ ಮಂಡಳಿ ಪರವಾಗಿ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. 2026-27 ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಹಾಗೂ ಸಮಗ್ರ ರೋಗ ಕೀಟ ನಿಯಂತ್ರಣ ಕಾರ್ಯಕ್ರಮದ ಭಾಗವಾಗಿ ಅರ್ಹ ಸಾಮಾನ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಜೈವಿಕ ಗೊಬ್ಬರವಾದ ಆಕ್ರಾ ಮೈಕ್ರೋಬಿಯಲ್ ಕಾನ್ಸರ್ಷಿಯಂ ಪರಿಹಾರವನ್ನು ವಿತರಿಸಲಾಗಿದೆ. ಆಸಕ್ತ ರೈತರು ಚಾಲ್ತಿ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಹಾಗೂ RD ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರಗಳ ನಕಲು ಪ್ರತಿಗಳೊಂದಿಗೆ ತಮ್ಮ ಹೋಬಳಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಬಹುದು ಎಂದು ಶಿಕಾರಿಪುರ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8861 99 41 78 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಾವಿದರ ದತ್ತಾಂಶ ಯೋಜನೆಯಡಿ ಜಿಲ್ಲೆಯ ವಿವಿಧ ಕಲಾ ಪ್ರಕಾರಗಳ ಕಲಾವಿದರು ಹಾಗೂ ಸಾಹಿತಿಗಳಿಗೆ ಗುರುತಿನ ಚೀಟಿ ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಾಮಾನ್ಯ ವಿಶೇಷ ಘಟಕ ಹಾಗೂ ಗಿರಿಜನ ಉಪಯೋಜನೆಯಡಿಯಲ್ಲಿ ಇಲಾಖೆಯ ಪ್ರಯೋಜನ ಪಡೆಯುತ್ತಿರುವ ಕಲಾವಿದರು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಸೆಪ್ಟೆಂಬರ್ 30 ನೋಂದಾಯಿಸಿಕೊಳ್ಳಬೇಕು. ಹೆಚ್ಚಿನ ವಿವರಗಳಿಗೆ ಕುವೆಂಪು ರಂಗಮಂದಿರ ಸರ್ಎಂವಿ ರಸ್ತೆ ಶಿವಮೊಗ್ಗ ಇಲ್ಲಿರುವ ಸಹಾಯಕ ನಿರ್ದೇಶಕರ ಕಚೇರಿ ದೂರವಾಣಿ ಸಂಖ್ಯೆ 0818222334 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಹೆಚ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯ ಬಿಆರ್ ಪ್ರಾಜೆಕ್ಟ್ನಲ್ಲಿರುವ ಮೀನುಗಾರಿಕೆ ತರಬೇತಿ ಕೇಂದ್ರದಲ್ಲಿ ಸೆಪ್ಟೆಂಬರ್ 18 ವಿವಿಧ ಜಲವಿನ್ಯಾಸಗಳಲ್ಲಿ ಮೀನು ಮರಿ ಪಾಲನೆ, ಮೀನು ಕೃಷಿ ತರಬೇತಿ ಎಂಬ 1 ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆಸಕ್ತರು ಮೀನುಗಾರಿಕೆ ಇಲಾಖೆಯ ಸಹಾಯವಾಣಿಗೆ ಕರೆ ಮಾಡಿ ಸೆಪ್ಟೆಂಬರ್ 10 ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಂದಣಿಯ ಆಧಾರದ ಮೇಲೆ ಮೊದಲ 50 ಶಿಬಿರಾರ್ಥಿಗಳಿಗೆ ಮಾತ್ರ ಆದ್ಯತೆಯನ್ನು ನೀಡಲಾಗುವುದು. ತರಬೇತಿಯ ದಿನಾಂಕ 18/9/2026. ಮೀನುಗಾರಿಕೆ ತರಬೇತಿ ಕೇಂದ್ರ ಬಿಆರ್ ಪ್ರಾಜೆಕ್ಟ್ ಭದ್ರಾವತಿ ತಾಲೂಕು ಇಲ್ಲಿ ನಡೆಯಲಿದೆ. ನೋಂದಣಿಗೆ ಸಹಾಯವಾಣಿ ಸಂಖ್ಯೆ 8277720000 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತದ ಅಪ್ಪಟ ಚರ್ಮದ ಉತ್ಪಾದನೆಗಳ ಮಾರಾಟದ ಮೇಲೆ ಶೇಕಡ 20% ವಿಶೇಷ ರಿಯಾಯಿತಿಯನ್ನು ನೀಡಲಾಗುತ್ತಿದೆ. ಶಿವಮೊಗ್ಗ ಜಿಲ್ಲೆಯ ನೆಹರು ರಸ್ತೆಯಲ್ಲಿರುವ ಬಸವ ಸದನ ಕಾಂಪ್ಲೆಕ್ಸ್ನ ಲಿಟ್ಕರ್ ಮಾರಾಟ ಮಳಿಗೆಯಲ್ಲಿ ಈ ರಿಯಾಯಿತಿ ದರದ ಮಾರಾಟ ಲಭ್ಯವಿರಲಿದೆ. ದಿನಾಂಕ 11/8/2026 13/9/2026 ಸಾರ್ವಜನಿಕರು ಈ ರಿಯಾಯಿತಿಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8904510609999 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ನಿಗಮದ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಗರದ ಕೃಷ್ಣ ರಾಜೇಂದ್ರ ಜಲ ಶುದ್ಧೀಕರಣ ಘಟಕಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಮೆಸ್ಕಾಂ ಇಲಾಖೆಯ 111/11 kV ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ದುರಸ್ತಿ ಮತ್ತು ನಿರ್ವಹಣಾ ಕಾಮಗಾರಿ ಹಮ್ಮಿಕೊಳ್ಳಲಾಗಿರುವ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 6 ಕೃಷ್ಣ ರಾಜೇಂದ್ರ ಜಲ ಶುದ್ಧೀಕರಣ ಘಟಕದಲ್ಲಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಳಿಸಲಾಗಿದೆ. ಪರಿಣಾಮವಾಗಿ ಸೆಪ್ಟೆಂಬರ್ 6 ಮತ್ತು ಸೆಪ್ಟೆಂಬರ್ 7 ಶಿವಮೊಗ್ಗ ನಗರದಾದ್ಯಂತ ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಅಗತ್ಯಕ್ಕೆ ತಕ್ಕಷ್ಟು ನೀರನ್ನ ಶೇಖರಿಸಿಕೊಂಡು ಮಂಡಳಿಯೊಂದಿಗೆ ಸಹಕರಿಸಬೇಕಾಗಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಫಲಾನುಭವಿಯಾಗಿ ನೋಂದಾಯಿತರಾಗಿರುವ ಜಿಲ್ಲೆಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಮಂಡಳಿಯಿಂದ ಸುರಕ್ಷತಾ ಕಿಟ್ಗಳನ್ನು ವಿತರಿಸಲಾಗುತ್ತಿದ್ದು ಅರ್ಹ ಕಾರ್ಮಿಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈವರೆಗೆ ಸುರಕ್ಷತಾ ಕಿಟ್ ಪಡೆಯದಿರುವ ಮೆಷಿನ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಪೇಂಟಿಂಗ್ ಹಾಗೂ ಪ್ಲಂಬಿಂಗ್ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಫಲಾನುಭವಿಗಳಿಗೆ ಈ ಕಿಟ್ ಅನ್ನು ನೀಡಲಾಗುತ್ತಿದೆ. ಅರ್ಹ ಕಾರ್ಮಿಕರು ತಮ್ಮ ತಾಲೂಕಿನ ಸಂಬಂಧಿಸಿದ ಕಾರ್ಮಿಕ ನಿರೀಕ್ಷಕರ ಕಚೇರಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು. ಚಾಲ್ತಿಯಲ್ಲಿರುವ ಕಟ್ಟಡ ಕಾರ್ಮಿಕರ ನೋಂದಾವಣೆ ಗುರುತಿನ ಚೀಟಿ, ಫಲಾನುಭವಿಗಳ ಆಧಾರ್ ಕಾರ್ಡ್, ಸುರಕ್ಷತಾ ಕಿಟ್ ಪಡೆದಿರುವುದಿಲ್ಲವೆಂಬ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ ದಾಖಲೆಗಳನ್ನು ಸೆಪ್ಟೆಂಬರ್ 10 ಒಳಗೆ
1: ಅರ್ಜಿಯನ್ನ ಸಲ್ಲಿಸುವುದು. ಮುಂದಿನ ವಿವರ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಖಾಲಿ ಇರುವ ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಸ್ವೀಕರಿಸಲಾಗಿದ್ದ ಅರ್ಜಿಗಳ ಪರಿಶೀಲನೆ ಪೂರ್ಣಗೊಂಡಿದ್ದು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದೆ. ಪ್ರಕಟಿತ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಭ್ಯರ್ಥಿಗಳು ಸೆಪ್ಟೆಂಬರ್ 11 ಒಳಗೆ ಕಚೇರಿ ವೇಳೆಯಲ್ಲಿ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ನಟರಾಜ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿಕಾರಿಪುರದಲ್ಲಿ 2026-27 ಸಾಲಿನ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಹಾಗೂ ಸಮಗ್ರ ಕೀಟ ನಿಯಂತ್ರಣ ಕಾರ್ಯಕ್ರಮದ ಭಾಗವಾಗಿ ಅರ್ಹ ಸಾಮಾನ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಜೈವಿಕ ಗೊಬ್ಬರದ ಪರಿಕರವನ್ನ ವಿತರಿಸಲಾಗುತ್ತಿದೆ. ಆಸಕ್ತ ರೈತರು ಚಾಲ್ತಿಯಲ್ಲಿರುವ ಪಾಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಹಾಗೂ RD ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರಗಳ ನಕಲನ್ನ ಪ್ರತಿಗಳೊಂದಿಗೆ ತಮ್ಮ ಹೋಬಳಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನ ಸಂಪರ್ಕಿಸಿ ಪರಿಕರವನ್ನ ಪಡೆದುಕೊಳ್ಳಬಹುದು ಎಂದು ಶಿಕಾರಿಪುರ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಸ್ವಚ್ಛತಾ ಕಾರ್ಯದಲ್ಲಿ ಹಗಲಿರುಳು ಶ್ರಮಿಸುವ ಪೌರ ಕಾರ್ಮಿಕರ ಮಹಿಳೆಯರಿಗೆ ಬಾಗಿನ ಅರ್ಪಿಸಿ ಗೌರವ ಸಲ್ಲಿಸುವ ಅಪರೂಪದ ಕಾರ್ಯಕ್ರಮವೊಂದು ಶಿವಮೊಗ್ಗ ನಗರದ ಶೋಭಾ ಲೇಔಟ್ನಲ್ಲಿ ಆಯೋಜಿಸಲಾಗಿತ್ತು. KHB ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಪಾಲಿಕೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಾವಣೆಗಳ ನಿವಾಸಿಗಳು ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು. ಮಹಾನಗರ ಪಾಲಿಕೆ ಹಾಗೂ ಅಬ್ಬಲಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಸ್ವಚ್ಛತಾ ಸಿಬ್ಬಂದಿಗಳು ಬಾಗಿನ ಸ್ವೀಕರಿಸಿದರು. ಇದೇ ವೇಳೆ ಬಡಾವಣೆಯ ಉದ್ಯಾನವನದಲ್ಲಿ ಪ್ರಕೃತಿಗೆ ಬಾಗಿನ ಎಂಬ ಪರಿಕಲ್ಪನೆಯಡಿ ಗಿಡ ನೆಡುವ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿತ್ತು. ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ವರ್ ಅವರು ಗಿಡ ನೆಟ್ಟು ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ 8 ಪೌರ ಕಾರ್ಮಿಕ ಮಹಿಳೆಯರಿಗೆ ಬಾಗಿನ ಅರ್ಪಿಸಲಾಯಿತು. ತಾಲೂಕು ಪಂಚಾಯಿತಿ ಇಒ ಪರಮೇಶ್ವರ್ ಅವರು ಮಾತನಾಡಿ, ನಿಜಕ್ಕೂ ಇದೊಂದು ವಿನೂತನ ಕಾರ್ಯಕ್ರಮವಾಗಿದೆ. ನಮ್ಮ ಪ್ರದೇಶಗಳ ಸ್ವಚ್ಛತೆಗೆ ಹಗಲಿರುಳು ಶ್ರಮಿಸುವ ಮಹಿಳಾ ಪೌರ ಕಾರ್ಮಿಕರಿಗೆ ಗೌರವದ ಮೂಲಕ ಅವರಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿಸುವ ನಿವಾಸಿಗಳ ಕಾರ್ಯ ಅಭಿನಂದನೀಯ, ಹಾಗೆಯೇ ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸುವುದು ಸ್ವಾಗತಾರ್ಹ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ ಸಹ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಮಾತನಾಡಿ, ಪೌರ ಕಾರ್ಮಿಕರ ನಿಸ್ವಾರ್ಥ ಸೇವೆ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಅವರನ್ನ ಗುರುತಿಸಿ ಅಭಿನಂದಿಸುವುದು ಸಂತಸದ ವಿಚಾರ ಎಂದು ತಿಳಿಸಿದರು. ಪೌರ ಕಾರ್ಮಿಕರಿಗೆ ಯುವ ಮುಖಂಡ ಗುರು ಚರಣ್ ಅವರು ಅಕ್ಕಿ ಪ್ಯಾಕೆಟ್ ವಿತರಿಸಿದರು. ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪತ್ರಕರ್ತ ಬಿ ರೇಣುಕೇಶ್ ಅತಿಥಿಗಳನ್ನ ಸ್ವಾಗತಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಮುಖಂಡರಾದ ಕೊಟ್ರೇಶಪ್ಪ ಅವರು ವಹಿಸಿದ್ದರು. ಸಮಾರಂಭದಲ್ಲಿ ಪಾಲಿಕೆಯ 1ನೇ ವಾರ್ಡ್ ನೇತ್ರಾವತಿ ನಿವಾಸಿಗಳಾದ ಷಡಾಕ್ಷರಿ ಪಾಟೀಲ್, ಜಯಮ್ಮ, ಬಸಪ್ಪ, ನಾಗರತ್ನ, ಯುವ ಮುಖಂಡರಾದ ಮೇಸ್ತ್ರಿ ನಾಗರಾಜ್ ನಾಯಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಾನು ಗೆದ್ದೇ ಗೆಲ್ತೇನೆ ಅಂತ ನಿರ್ಧರಿಸಿದಾಗ ಸೋಲೋಕೆ ಹೆದರಬಾರ್ದು. ಸೋಲು ಸಹ ಗೆಲುವಿನ ಭಾಗ ಅಂತಾನೆ ಪರಿಗಣಿಸ್ಬೇಕು. ನಾಲ್ಕು ಸಲ ಬೀಳೋದು ದೊಡ್ಡದಲ್ಲ, ಆದ್ರೆ ಐದನೇ ಸಲ ಮೈ ಕೊಡುವಿ ಎದ್ದು ನಿಲ್ಲೋದು ಮುಖ್ಯ. ಐದನೇ ಸರಿ ಎದ್ದು ನಿಂತ್ವಿ ಅಂದ್ರೆ ಖಂಡಿತವಾಗ್ಲೂ ಜಯ ನಮ್ಮದಾಗಿರುತ್ತೆ. ಆಲ್ ಈಸ್ ವೆಲ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
7: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
7: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
9: ಅಜ್ಜಿ ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
10: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
9: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
11: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
12: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೆ, ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
15: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
16: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭ ಉದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಮಯ ಕೂಡ 8:30 ಆಗಿದೆ. ನಾನು ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಸೊ ನಿಮ್ಮೆಲ್ರಿಗೂ ಕೂಡ ಮೊದಲನೇದಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ. ಕೇಳುಗರೇ, ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನದಿ ಬೆಟ್ಟ ಕಾಡು ಗುಡ್ಡ, ಮತ್ತೊಂದ್ಸಾರಿ ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಎಲ್ಲಾ ವಿಷಯಗಳು ಒಮ್ಮೆ ನೆನಪಾಗುತ್ತೆ. ಆದರೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹೀಗಿರುವಾಗ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ನಮ್ಮ ಶಿವಮೊಗ್ಗದ ಝೂ ಅಲ್ಲಿ ಮಾಡೋಣ ಅಂತ. ಝೂಗ್ ಹೋದ್ರೆ ಸಾಕು, ಅಲ್ಲಿ ಒಂದ್ ಕಡೆ ಪ್ರಾಣಿಗಳು, ಮತ್ತೊಂದ್ ಕಡೆ ಪಕ್ಷಿಗಳು. ವಿಶೇಷವಾಗಿರುತ್ತೆ, ಅವುಗಳನ್ನ ನೋಡೋದೇ ಒಂದ್ ರೀತಿ ಖುಷಿ ಆಗುತ್ತೆ ಅಲ್ವಾ. ಹಾಗಿದ್ಮೇಲೆ ಇವತ್ತು ಝೂ ಅಲ್ಲಿರುವಂತ ಒಂದು ಪಕ್ಷಿಯ ಬಗ್ಗೆ ಮಾತಾಡೋಣ ಅಂತ. ಕೇಳುಗರೆ, ನೀವೆಲ್ಲರೂ ಕೂಡ ಆಸ್ಟ್ರಿಚ್ ಪಕ್ಷಿಯ ಬಗ್ಗೆ ಕೇಳಿರ್ಬೋದು. ಪ್ರಪಂಚದ ಅತ್ಯಂತ ದೊಡ್ಡದು ಹಾಗೆ ಭಾರವಾಗಿರುವಂತ ಪಕ್ಷಿ ಇದಾಗಿದೆ. ವಿಶೇಷವಾಗಿ ಪಕ್ಷಿಗಳು ಅಂದ್ರೆ ಹಾರಾಡುತ್ತೆ, ಆದ್ರೆ ಈ ಪಕ್ಷಿ ಹಾರೋದಿಲ್ಲ. ಇವುಗಳಿಗೆ ರೆಕ್ಕೆಗಳಿದ್ರೂ ಕೂಡ ಭಾರವಾದಂತ ದೇಹ ಹಾಗೆ ವಿಶಿಷ್ಟ ಮೂಳೆ ರಚನೆಯಿಂದಾಗಿ ಗಾಳಿಯಲ್ಲಿ ಹಾರೋಕೆ ಸಾಧ್ಯವಿಲ್ಲ. ಇನ್ನು ಅತಿ ವೇಗದ ಓಟ, ಇವು ನೆಲದ ಮೇಲೆ ಒಂದು ಗಂಟೆಗೆ ಸುಮಾರು 70 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ. ಹಾಗಿದ್ರೆ ಈ ಒಂದು ಪಕ್ಷಿಯ ಬಗ್ಗೆ ಇಲ್ಲ, ಅದರಲ್ಲೂ ನಮ್ಮ ಶಿವಮೊಗ್ಗ ಝೂ ಅಲ್ಲಿರುವಂತಹ ಪಕ್ಷಿಯ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡುವುದಕ್ಕಾಗಿ ಶಿವಮೊಗ್ಗ ಝೂನ ಬಯೋಲಜಿಸ್ಟ್ ಆಗಿರುವಂತಹ ಸುಷ್ಮಿತ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ, ಈ ಪಕ್ಷಿಯ ಬಗ್ಗೆ ಹೆಚ್ಚು ವಿಷಯವನ್ನ ತಿಳ್ಕೊಳ್ಳೋಣ. ಸುಷ್ಮಿತ್ ಅವರೇ ನಮಸ್ತೆ.
17: ನಮಸ್ತೆ,
16: ಹೇಗಿದ್ದೀರಾ?
17: ಆರಾಮಿದ್ದೀನಿ, ಹೇಗಿದ್ದೀರಾ?
16: ಥ್ಯಾಂಕ್ ಯು, ನಾನು ಕೂಡ ಚೆನ್ನಾಗಿದ್ದೀನಿ. ಸುಷ್ಮಿತ್ ಅವರೇ, ಇವತ್ತು ನಾನು ಝೂಗ್ ಬಂದಿರೋ ತುಂಬಾ ಖುಷಿ ಆಗ್ತಿದೆ, ಹಾಗೆ ಇಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಹೆಚ್ಚು ಹೆಚ್ಚಾಗ್ತಾ ಇದೆ. ಹೀಗಿರುವಾಗ ಇವತ್ತು ನಮಗೆ ಆಸ್ಟ್ರಿಚ್ ಪಕ್ಷಿಯ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೋಬಹುದಾ?
17: ಓಕೆ, ಆಸ್ಟ್ರಿಚ್ ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ಅದು ತುಂಬಾ ಫ್ಲೈಟ್ ಮಾಡಲ್ಲ, ತುಂಬಾ ದೊಡ್ಡ ಪಕ್ಷಿ ಅಂತ. ಬಟ್ ತುಂಬಾ ತಿಳ್ಕೊಳ್ಳುವಂತ ವಿಚಾರ ಜಾಸ್ತಿ ಇದೆ. ಸೊ ಮೊದಲನೇದಾಗಿ ಆಸ್ಟ್ರಿಚ್ ಬಂದು ನಮ್ಮ ದೇಶದಲ್ಲ, ಸೊ ಸೌತ್ ಆಫ್ರಿಕಾ ಅಲ್ಲಿ ನಿಮ್ಗೆ ಸವನ್ನ ಪ್ರದೇಶದಲ್ಲಿ ಸಿಗುವಂತ ಒಂದು ಪಕ್ಷಿ. ಇದು ತುಂಬಾ ದೊಡ್ಡದಾಗಿರೋ ಪಕ್ಷಿ ಅಂತ ಹೇಳ್ತಾರೆ. ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಬರ್ಡ್, ಎಲ್ಲ ಬರ್ಡ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ದೊಡ್ಡ.

0: ನಮ್ಮ ಒಂದು ರೆಗ್ಯುಲರ್ ಚಿಕ್ಸ್ ಕೋಳಿ ಮೊಟ್ಟೆ ಒಂದು 13-14 ಮೊಟ್ಟೆ ಸೇರಿಸಿದ್ರೆ ಎಷ್ಟು ದೊಡ್ಡದಿರುತ್ತೆ ಅಷ್ಟು ದೊಡ್ಡ ಮೊಟ್ಟೆ ಇದು ಸಿಗುತ್ತೆ. ಸೊ ಅದನ್ನ ವೇ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ 800-1.5 ಕಿಲೋ ತನಕನೂ ಬರುವಂತದ್ದು ಇರುತ್ತೆ. ಸೊ ಇದರಲ್ಲಿ ಮೇಲ್ ಮತ್ತೆ ಫಿಮೇಲ್ನ ಈಸಿಯಾಗಿ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು. ಸೊ ಯಾವಾಗ ಮಾಡಬಹುದು ಅಂತಂದ್ರೆ ಅದು ಮರಿ ಹುಟ್ಟಿದ 8 ತಿಂಗಳು ಆದ್ಮೇಲೆ ಮಾಡಬಹುದು.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಆಸ್ಟ್ರಿಚ್ ಮೊಟ್ಟೆ ಹಾಕಿ 8 ತಿಂಗಳು ಆದ್ಮೇಲೆ ಅಂದ್ರೆ ಮರಿಗೆ 8 ತಿಂಗಳು ಆದ್ಮೇಲೆ ಮಾತ್ರ ಗಂಡು ಅಥವಾ ಹೆಣ್ಣು ಅಂತ ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂತ ಹೇಳ್ತಾ ಇದಾರೆ. ಯಾವ ಕಾರಣಕ್ಕಾಗಿ ಅಂದ್ರೆ ಅಲ್ಲಿವರೆಗೂ ಗೊತ್ತೇ ಆಗುದಿಲ್ವಾ, ಅದ್ರ ಬಗ್ಗೆ ಎಲ್ಲ ಮಾತುಕತೆಯನ್ನ ಮುಂದುವರಿಸ್ತೀವಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ನಮ್ಮ ಶಿವಮೊಗ್ಗದ ಝೂ ಅಥವಾ ಶಿವಮೊಗ್ಗ ಲಯನ್ ಸಫಾರಿಯಲ್ಲಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಸಫಾರಿಯಲ್ಲಿ ಇರುವಂತಹ ಪಕ್ಷಿಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡೋಣ ಅಂತ. ಹಾಗೆ ನಮ್ಮೊಟ್ಟಿಗೆ ಶಿವಮೊಗ್ಗ ಝೂನ ಬಯೋಲಜಿಸ್ಟ್ ಆಗಿರುವಂತಹ ಸುಷ್ಮಿತ್ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸುಷ್ಮಿತಾ ಮ್ಯಾಮ್, ನೀವ್ ಹೇಳ್ತಾ ಇದ್ರಿ ಆಸ್ಟಿಚ್ ಪಕ್ಷಿ ಮೊಟ್ಟೆ ಹಾಕಿ ಮರಿ ಹಾಕಿದ 8 ತಿಂಗಳು ನಂತರ ಮಾತ್ರ ನಮಗೆ ಅದು ಗಂಡು ಹೆಣ್ಣು ಅಂತ ಗೊತ್ತಾಗುತ್ತೆ ಅಂತ. ಯಾವ ಕಾರಣಕ್ಕಾಗಿ ಯಾಕೆ ಹೀಗಾಗುತ್ತೆ ಮ್ಯಾಮ್, ಅಲ್ಲಿವರೆಗೂ ಗೊತ್ತೇ ಆಗೋದಿಲ್ವಾ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ಯಾಕೆ ಅಂದ್ರೆ ಆ ಫೆದರ್ ಕಲರೇಷನ್ ಏನಿರುತ್ತೆ ಸೊ ಅದು ಹಂಗೆ ಉಳ್ಕೊಂಡಿರುತ್ತೆ. ಯೂಶ್ವಲಿ ಮೇಲ್ಸ್ ಬಂದು ಬ್ಲ್ಯಾಕ್ ಫೆದರ್ಸ್ ಇರುತ್ತೆ, ಉದ್ದ ನೆಕ್ ಇರುತ್ತೆ, ಫಿಮೇಲ್ಸ್ ಬಂದು ಗ್ರೇ ಕಲರ್ ಇರುತ್ತೆ. ಸೊ ಈ ಒಂದು ಕಲರೇಷನ್ ನಮ್ಗೆ ಸಿಗುವಂತದ್ದು 7-8 ತಿಂಗಳು ಆದ್ಮೇಲೆ ಸಿಗುವಂತದ್ದು. ಸೊ ಅದರಿಂದ ಮುಂಚೆ ಗ್ರೇ ಮತ್ತೆ ಬ್ಲ್ಯಾಕ್ ಕಲರ್ ಮಿಕ್ಸ್
4: ಆಗಲ್ಲ,
3: ಮರಿ ಹುಟ್ಟಿ ಆದ್ಮೇಲೆ 7-8 ತಿಂಗಳು ಆದ್ಮೇಲೆ ನಮ್ಗೆ ಸಿಗುವಂತದ್ದು. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಚಿಕ್ಸ್ ಅಲ್ಲಿ ಬ್ಲ್ಯಾಕ್ ಕಲರ್ ಮತ್ತೆ ಗ್ರೇ ಕಲರ್ ಫೆದರ್ಸ್ ಎರಡು ಮಿಕ್ಸ್ ಆಗಿ ಇರುತ್ತೆ ನಿಮ್ಗೆ. ಸೊ ಹಾಗಾಗಿ ನಿಮ್ಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಒಂದು 7 ಮಂತ್ಸ್ ಆಗ್ತಾ ಇದ್ದಂಗೆ ಅವಾಗ ನಮ್ಗೆ ಫೆದರ್ ಕಲರೇಷನ್ ಏನಿರುತ್ತೆ ಅದು ಚೇಂಜ್ ಆಗ್ತಾ ಬರ್ತಾ ಇರತ್ತೆ. 8 ತಿಂಗಳಾದ್ಮೇಲೆ ನಾವು ಒಂದು ಕನ್ಫರ್ಮೇಶನ್ ಬರ್ಬೋದು ಅದು ಮೇಲ್ ಅಥವಾ ಫಿಮೇಲ್ ಅಂತ. ಸೊ ಯೂಶ್ವಲಿ ಇದು ಈ ತರ ಇರುತ್ತೆ. ಆಮೇಲೆ ಒಂದ್ಸಲ ಅದು ಮೊಟ್ಟೆ ಇಟ್ಟರೆ 25-30 ಮೊಟ್ಟೆ ತನಕನೂ ಇಡುತ್ತೆ ಒಂದೇ ಸಲ. ಸೊ ಯೂಶ್ವಲಿ ಬ್ರೀಡಿಂಗ್ ಬಂದು ನಿಮ್ಗೆ ಮೇ ಇಂದ ಸೆಪ್ಟೆಂಬರ್ ತನಕನೂ ನೋಡ್ಬೋದು. ಬಟ್ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಇರುತ್ತೆ. ಸೊ ನಮ್ಮ ಶಿವಮೊಗ್ಗದ ಟೆಂಪರೇಚರೇ ಬೇರೆ ಇರುತ್ತೆ, ಬೇರೆ ಝೂ ಪ್ರದೇಶದಲ್ಲೇ ಟೆಂಪರೇಚರ್ ಬೇರೆ ಇರುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ಅದು ಮೊಟ್ಟೆಯನ್ನ ಇಡುವಂಥದ್ದು. ಸೊ ನಮ್ಮಲ್ಲಿ ಯೂಶ್ವಲಿ ಚೆನ್ನಾಗಿ ಈಗ ಸದ್ಯಕ್ಕೆ ಬ್ರೀಡ್ ಆಗ್ತಾ ಇದೆ. ನೀವು 7 ಇದರಲ್ಲಿ ನೋಡಿದ್ರೆ ಮೇ ಇಂದ ಸೆಪ್ಟೆಂಬರ್ ತನಕ ಅಲ್ಲಿ ಬ್ರೀಡ್ ಆಗುತ್ತೆ. ಸೊ ನಮ್ಮಲ್ಲೂ ಸೇಮ್ ಸಿಮಿಲರ್ ಯೂನಿಫಾರ್ಮಿಟಿಯನ್ನ ಮೇಂಟೈನ್ ಮಾಡ್ತಾ ಇದೆ ಬರ್ಡ್ಸ್ ಎಲ್ಲ. ಸೊ ಅದೇ ಟೈಮಲ್ಲಿ ನಮಗೂ ಮೇಟಿಂಗ್ ಆಗಿ ಮೊಟ್ಟೆ ಸಿಗ್ತಾ ಇದೆ. ಸೊ ಪ್ರತಿ ಸಲ ನಾವು ಏನಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು 17-25 ಮೊಟ್ಟೆ ತನಕ ನಮಗೂ ಸಿಗ್ತಾ ಹೋಗುತ್ತೆ. ಬಟ್ ಅದರಲ್ಲಿ ಸರ್ವೈವಲ್ ರೇಟ್ ತುಂಬ ಕಡಿಮೆ. ಆ ಒಂದು ಮೊಟ್ಟೆಯಲ್ಲಿ ನಮಗೆ ಏನಿಲ್ಲ ಅಂದರೂ ಒಂದು 5-6 ಮೊಟ್ಟೆ ನಮಗೆ ಫರ್ಟೈಲ್ ಇರ್ಬೋದು. ಸೊ ಅಷ್ಟು ಪ್ರತಿ ಸಲ ಅಷ್ಟು ಸಿಗುತ್ತೆ ನಮಗೆ ಮೊಟ್ಟೆಯಿಂದ ಮರಿ.
4: ಎಸ್, ಸುಷ್ಮಿತಾ ಮ್ಯಾಮ್, ಈ ಆಸ್ಟಿಚ್ ಪಕ್ಷಿ ಏನಿದೆ ಇದು ಹುಟ್ಟಾಗ ಯಾವ ಸೈಜಲ್ಲಿ ಇರುತ್ತೆ, ಅಂದರೆ ಈಗ ಅಡಲ್ಟ್ ಇರುವಂಥ ಆಸ್ಟಿಚ್ ಎಷ್ಟಿರುತ್ತೆ, ಅದ್ರ ಮರಿ ಯಾವ ಗಾತ್ರ ಇರುತ್ತೆ?
3: ಸೊ ಯಾವ ನಮ್ಮ ಒಂದು ಸಣ್ಣ ಕೋಳಿ ಮೊಟ್ಟೆ ನೀವು ತಗೊಂಡ್ರೆ ಒಂದು 4-5 ನಮ್ಮ ಕೋಳಿ ಮರಿಗಳನ್ನ ಹಾಕಿದ್ರೆ ಎಷ್ಟು ದೊಡ್ಡದಿರುತ್ತೆ ಅಷ್ಟು ದೊಡ್ಡದಿರುತ್ತೆ. ಒಂದು ತುಂಬ ಸಣ್ಣದಿರುತ್ತೆ, ಆಲ್ಮೋಸ್ಟ್ ನಮ್ಗೆ ಒಂದು 4 ಸೆಂಟಿಮೀಟರ್ ಅಂತ ನಾವು ತಗೋಬಹುದು ಉದ್ದ.
4: ತುಂಬಾ ಮರಿ ಅಷ್ಟು ಚಿಕ್ಕದಿರುತ್ತೆ.
3: ಹೌದು, ತುಂಬಾ ನಮ್ಗೆ ಏನ್ ಅನ್ಕೊಂತಾರೆ ದೊಡ್ಡದಿದೆ ಅಂದ್ರೆ ಮರಿನೂ ತುಂಬಾ ದೊಡ್ಡದಾಗಿ
4: ಬಂದ್ಬಿಟ್ಟಿರುತ್ತೆ.
3: ಅದೇ ರೀತಿ ಇರುತ್ತೆ. ಸೊ ಆ ಒಂದು ಹೈಟ್ ತಗೊಂಡ್ರೆ ಒಂದು 4-6 ಸೆಂಟಿಮೀಟರ್ ಅಷ್ಟು ನಮ್ಗೆ ಉದ್ದ ಇರುತ್ತೆ. ಹೋಗ್ತಾ ಗ್ರೋತ್ ತುಂಬಾ ಫಾಸ್ಟ್ ಇರುತ್ತೆ ನಮ್ಗೆ. ಸೊ ಒಂದು 10 ದಿನ ಬಿಟ್ಕೊಂಡು ನೀವು ನೋಡಿದ್ರೆ ಅಂದ್ರೆ ತುಂಬಾ ಹೈಟ್ ಆಗ್ಬಿಟ್ಟಿರುತ್ತೆ.
4: ಸೊ ಹೌದು,
3: ಗ್ರೋತ್ನು ತುಂಬಾ ದೊಡ್ಡದಿರುತ್ತೆ. ಹಾಗಾಗಿ
4: ಸೂಪರ್. ಸೊ ಅಲ್ಲಿ ನಾವು ನೋಡ್ತಾ ಇರುವಂತದ್ದು ಗಂಡ ಅಥವಾ ಹೆಣ್ಣ?
3: ಅದು ಗಂಡು. ನಾನು ಹೇಳ್ದಾಗೆ ಅದು ಬ್ಲ್ಯಾಕ್ ಫೆದರ್ಸ್ ಇರುತ್ತೆ, ಸೊ ಅದು ಗಂಡು. ಸೊ ಅಲ್ಲಿರೋ ಅಂತ ಗ್ರೇ ಕಲರ್ ಅದು ಹೆಣ್ಣಿರುತ್ತೆ. ಸೊ ಆಮೇಲೆ ಇದ್ರ ಮೇಟಿಂಗ್ ಸಿಸ್ಟಮ್ ಕೂಡ ತುಂಬಾ ವಿಭಿನ್ನವಾಗಿರುತ್ತೆ. ಸೊ ಯೂಶ್ವಲಿ ಮೇಟಿಂಗ್ ಆಗ್ಬೇಕು ಅಂತಂದ್ರೆ ಗಂಡ್ ಏನಿದೆ ಅದು ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾನ್ಸ್ ಮಾಡುತ್ತೆ, ಫೆದರ್ ಫ್ಲಾಪಿಂಗ್ ಮಾಡುತ್ತೆ, ಫೆದರ್ಸ್ ಅನ್ನ ಹರಡುವಂಥದ್ದು, ಆ ನೆಕ್ ತುಂಬಾ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ತಿರುಗಿಸುವಂಥದ್ದು. ಸೊ ಆ ಥರದ್ದು ಎಲ್ಲಾನು ಮಾಡಿ ಫಿಮೇಲ್ಸ್ ಜೊತೆ ಮೇಟ್ ಮಾಡುವಂಥದ್ದು. ಸೊ ಒಂದು ಫಿಮೇಲು ತುಂಬಾ ಡಿಫ್ರೆಂಟ್ ಫಿಮೇಲ್ಸ್ ಜೊತೆ ಮೇಟ್ ಮಾಡುತ್ತೆ. ಸೊ ನಮ್ಮ ಹ್ಯೂಮನ್ಸ್ ತರ ಅಲ್ಲ ಯೂಶ್ವಲಿ ಆನಿಮಲ್ಸ್ ಅಲ್ಲಿ. ಸೊ ಡಿಫ್ರೆಂಟ್ ಮೇಟಿಂಗ್ ಸಿಸ್ಟಮ್ಸ್ ಇರುತ್ತೆ. ಸೊ ಒಂದು ಫಿಮೇಲ್ ತುಂಬಾ ಮೇಲ್ಸ್ ಜೊತೆ ಮೇಟ್ ಮಾಡ್ಬೋದು, ಒಂದು ಮೇಲ್ ತುಂಬಾ ಫಿಮೇಲ್ಸ್ ಜೊತೆ ಮೇಟ್ ಮಾಡ್ಬೋದು, ಅಥವಾ ಲೈಫ್ ಲಾಂಗ್ ಒಂದೇ ಪೇರ್ನು ಕೂಡ ಅದು ಮೇಂಟೈನ್ ಮಾಡ್ಬೋದು. ಸೊ ಈ ತರ ಡಿಫ್ರೆಂಟ್ ಮೇಟಿಂಗ್ ಸಿಸ್ಟಮ್ಸ್. ಹೌದು, ಚಾಯ್ಸ್ ಅದರದೇ. ಬಟ್ ಈ ಒಂದು ಆಸ್ಟ್ರಿಚ್ ಅಲ್ಲಿ ಒಂದು ಮೇಲ್ ತುಂಬಾ ಫಿಮೇಲ್ಸ್ ಜೊತೆ ಮೇಟ್ ಮಾಡುತ್ತೆ. ಸೊ ಅದೆಲ್ಲಾನು ಬಂದು ಒಂದೇ ಹತ್ರ ಮೊಟ್ಟೆ ಇಟ್ಟು ಆ ಒಂದು ಇನ್ಕ್ಯುಬೇಟ್ ಅನ್ನ ಮಾಡುವಂತದ್ದು, ಕಾವು ಕೂರುವಂತದ್ದು.
4: ಓಕೆ, ಪ್ರಶ್ನಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಒಂದು ಆಸ್ಟ್ರಿಚ್ ಪಕ್ಷಿ ಹೇಗೆ ಮೊಟ್ಟೆ ಇಡುತ್ತೆ, ಯಾವ ರೀತಿ ಇಡುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಆಸ್ಟ್ರಿಚ್ ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಕೆ ಮತ್ತಷ್ಟು ವಿಷಯ ಇದೆ. ಆದ್ರೆ ಈ ವಿಷಯ ತಿಳ್ಕೊಬೇಕು ಅಂದ್ರೆ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗದ ಝೂ ಅಲ್ಲಿರುವಂತಹ ಆಸ್ಟ್ರಿಚ್ ಪಕ್ಷಿಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ಹಾಗೆ ವಿಶೇಷವಾಗಿ ಶಿವಮೊಗ್ಗ ಝೂ ಅಲ್ಲಿ ಬಯೋಲಜಿಸ್ಟ್ ಆಗಿರುವಂತಹ ಸುಷ್ಮಿತ್ ಅವರು ಈ ಒಂದು ಪಕ್ಷಿಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ನೀಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಸುಷ್ಮಿತ ಮಾಮ್, ನೀವು ಹೇಳ್ತಾ ಇದ್ರಿ ಆಸ್ಟ್ರಿಚ್ ಪಕ್ಷಿ ಹೇಗೆ ಮೊಟ್ಟೆ ಇಡುತ್ತೆ ಅಂತ. ಹಾಗಿದ್ರೆ ಈ ಪೇರೆಂಟಲ್ ಕೇರ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಯಾಕಂದ್ರೆ ಕೆಲವೊಂದು ಪ್ರಾಣಿ ಪಕ್ಷಿಗಳಲ್ಲಿ ಗಂಡು ಅಷ್ಟಾಗಿ ಪೇರೆಂಟಿಂಗ್ ಮಾಡೋದಿಲ್ಲ, ಆದ್ರೆ ಈ ಒಂದು ಆಸ್ಟ್ರಿಚ್ ಪಕ್ಷಿಯಲ್ಲಿ ಪೇರೆಂಟಿಂಗ್ ಹೇಗಿರುತ್ತೆ, ಪೋಷಕರ ಪಾತ್ರ ಹೇಗಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ?
3: ಸೊ ಇದರಲ್ಲಿ ಪೇರೆಂಟಲ್ ಕೇರ್ ಹೆಂಗಿರುತ್ತೆ ಅಂದ್ರೆ ಅಮ್ಮ ಮತ್ತೆ ಅಪ್ಪ ಎರಡದೂ ಕಾಂಟ್ರಿಬ್ಯೂಷನ್ ಇರುತ್ತೆ. ಬರೀ ಅಮ್ಮನೇ ನೋಡೋದಿಲ್ಲ, ಅಪ್ಪನೂ ಸಹ ನೋಡುವಂಥದ್ದು. ನಮಗೆ ಝೂ ಯಾವಾಗ ಅದು ಶಿವಮೊಗ್ಗ ಝೂಗೆ ಬಂದರೆ ನೀವು ಇದನ್ನೆಲ್ಲ ವಿಟ್ನೆಸ್ ಮಾಡ್ಬೋದು. ಹೆಂಗೆ ಅದು ಅಮ್ಮ ಅಪ್ಪ ಎರಡೂ ಚೇಂಜ್ ಮಾಡ್ಕೊತಾ ಇರುತ್ತೆ ಕಾವು ಕೂರಬೇಕಾದ್ರೆ, ಆಮೇಲೆ ಆ ಮೊಟ್ಟೆ ಆ ಒಂದು ಜಾಗದಿಂದ ಆಚೆ ಹೋದರೆ ಅದನ್ನು ಯಾವ ರೀತಿ ಕೆಳಗಡೆ ತಗೊಳುತ್ತೆ, ಆಮೇಲೆ ನೀವು ಮೊಟ್ಟೆ ಕಾವು ಕೂರಬೇಕಾದ್ರೆ ಎಲ್ಲ ಮೊಟ್ಟೆಗೂ ಸಮವಾಗಿರ್ತಕ್ಕಂಥ ಒಂದು ಉಷ್ಣ ಏನಿರುತ್ತೆ ಉಷ್ಣಾಂಶ ಕೊಡಬೇಕಾಗತ್ತೆ. ಬರೀ ಒಂದೇ ಹತ್ರ ಕೊಟ್ಟರೆ ಮೊಟ್ಟೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅವರು ಆ ಪಕ್ಷಿ ಯಾವ ರೀತಿ ಅದು ಅದಕ್ಕದೇ ಟರ್ನ್ ಮಾಡಿಕೊಂಡು ಎಲ್ಲ ಮೊಟ್ಟೆ ಪೂರ್ತಿ ಕಾವು ಯಾವ ರೀತಿ ಕೊಡುತ್ತೆ, ಸೊ ಅದನ್ನೆಲ್ಲ ನೀವು ವಿಟ್ನೆಸ್ ಮಾಡ್ಬೇಕಂದ್ರೆ ನೀವು ಡೆಫಿನೆಟ್ ಆಗಿ ಶಿವಮೊಗ್ಗ ಝೂಗೆ ವಿಸಿಟ್ ಮಾಡಬೇಕು.
2: ಸೂಪರ್. ಸೊ ಲೈಫ್ ಸ್ಪ್ಯಾನ್ ಎಷ್ಟು ವರ್ಷ ಇರುತ್ತೆ ಆಸ್ಟ್ರಿಚ್ ಪಕ್ಷಿ?
3: ಯೂಶಲಿ ನಮಗೆ 17-18 ಇಯರ್ಸ್ ವೈಲ್ಡ್ ಅಲ್ಲಿ ಇರುತ್ತೆ. ಸೊ ಇನ್ ಝೂ ಅಲ್ಲಿ ಇನ್ನೂ ಜಾಸ್ತಿ ಇರೋ ಚಾನ್ಸಸ್ ಇದೆ, ಕ್ಯಾಪ್ಟಿವಿಟಿ ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ.
2: ಸೊ ಝೂ ಅಲ್ಲಿ ಸುಮಾರು ಒಂದು 25 ಇಯರ್ಸ್ ಇರುತ್ತೆ?
3: 20 ಇಯರ್ಸ್ ಇರುತ್ತೆ. ಸೊ ಯಾಕಂದ್ರೆ ಝೂ ಅಲ್ಲೂ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಏನಾದ್ರು ಕಾಯಿಲೆ ಬರುವಂತದ್ದು ಆಗಿರ್ಬೋದು, ಆಮೇಲೆ ನ್ಯೂಟ್ರಿಷನ್ ಇಂಬ್ಯಾಲೆನ್ಸಸ್ ಇರ್ಬೋದು. ಸೊ ಹಾಗಾಗಿ ಇದರಿಂದ ಒಂದು 20 ಇಯರ್ಸ್ ಅಂತ ಮ್ಯಾಕ್ಸಿಮಮ್ ತಗೊಬೋದು.
2: ಓಕೆ.
3: ಆಮೇಲೆ ಇದು ಫ್ಲೈಟ್ಲೆಸ್ ಬರ್ಡ್ಸ್ ಅಂತ ಹೇಳ್ತೀವಿ, ರಾಟೈಟಿಸ್ ಸೆಕ್ಷನ್ಗೆ ಸೇರಿರುವಂಥದ್ದು. ಸೊ ರಾಟೈಟಿಸ್ ಸೆಕ್ಷನ್ ಅಂತಂದರೆ ಒಂದು ಫ್ಲೈಟ್ಲೆಸ್ ಬರ್ಡ್ಸ್ ಒಂದು ಗುಂಪು, ಸೊ ಗ್ರೂಪ್ ಆಫ್ ಫ್ಲೈಟ್ಲೆಸ್ ಬರ್ಡ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ನಮಗೆ ಆಸ್ಟ್ರಿಚ್, ಎಮು ಮತ್ತು ರಿಯಾ ಕ್ಯಾಸೋವರಿ ಅಂತ ಒಂದು ಬರ್ಡ್ ಇದೆ. ಅದು ಸದ್ಯಕ್ಕೆ ನಮ್ಮ ಝೂವಲ್ಲಿಲ್ಲ, ಬಟ್ ನಮ್ಮ ಝೂವಲ್ಲಿ ಇರುವಂಥದ್ದು ಆಸ್ಟ್ರಿಚ್, ಎಮು ಮತ್ತು ರಿಯಾ. ಸೊ ಇದೆಲ್ಲನೂ ಹಾರಕ್ಕೆ ಆಗದೇ ಇರುವಂಥ ಪಕ್ಷಿಗಳು. ಸೊ ಹಾರಕ್ಕೆ ಆಗದೇ ಇರೋ ಅಂತಂದರೆ ಇದು ತುಂಬ ಹಾನಿಕರ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಅದರ ಒಂದು ಕಾಲ್ ಏನಿದೆ ತುಂಬ ಸ್ಟ್ರಾಂಗ್ ಇರುತ್ತೆ. ಸೊ ಎಷ್ಟು ನಾವು ಬೇರೆ ಆನಿಮಲ್ಸ್ ಹಾರ್ಮ್ ಮಾಡುತ್ತೆ ಅದರಿಂದ ಎರಡು ಪಟ್ಟು ಅದು ನಮಗೆ ಒದ್ರೆ ಅಷ್ಟು ನೋವು ಮತ್ತು ಲೈಫ್ ಥ್ರೆಟ್ನಿಂಗ್ ಕೂಡ ಆಗಿರುತ್ತೆ. ಸೊ ನಾವು ಕೂಡ ತುಂಬ ಹುಷಾರಾಗಿ ಇರಬೇಕಾಗತ್ತೆ. ಸೊ ಆಮೇಲೆ ನೀವು ಇದಕ್ಕೆ ನೀವು ನೋಡಿದ್ರೆ ಡೈನೋಸಾರ್ಸ್ಗೂ ಮತ್ತು ಈ ಒಂದು ರಾಟಿಟಿಸ್ ಬರ್ಡ್ಸ್ ಏನಿದೆ ತುಂಬ ಹತ್ತಿರವಾಗಿರ್ತಕ್ಕಂಥ ಸಂಬಂಧ ಇದೆ. ಸೊ ಯಾಕಂದರೆ ನೀವು ಡೈನೋಸಾರ್ಸ್ ನೀವು ಕಾಲು ಮತ್ತು ರಾಟಿಟಿಸ್ ಕಾಲು ನೋಡಿದ್ರೆ ಎರಡು ಒಟ್ಟಿಗೆ ಒಂದೇ ರೀತಿ ಇರುತ್ತೆ. ಸೊ ಇದಕ್ಕೆ 3 ಟೋಸ್ ಅಂತ ಹೇಳ್ತೀವಿ, ಮುಂದೆ ಬೆರಳು ಏನಿದೆ ಅದು 3 ಇದೆ, ಬಟ್ ಎಮು ಮತ್ತು ರಿಯಾಗೆ 2 ಇರುತ್ತೆ.
2: ಓಕೆ.
3: ಸೊ ಇದು ಡೈನೋಸಾರಸ್ಗೆ ತುಂಬ ಕ್ಲೋಸ್ ರಿಲೇಟಿವ್
2: ಅಂತಾನೆ ಹೇಳುವುದು. ಹೌದು. ಫುಡ್ ಹೇಗೆ ಮ್ಯಾಮ್, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್?
3: ಇದು ಎರಡು ಓಮ್ನಿವೋರ್ಸ್ ಇದು. ಸೊ ಯೂಶಲಿ ಒಂದು ಕಾಡಲ್ಲಿ ಇರಬೇಕಾದ್ರೂ ಅಷ್ಟೇ ಸಣ್ಣ ಸಣ್ಣ ಹುಳಗಳನ್ನು ಆಮೇಲೆ ಒಂದು ಸೊಪ್ಪು ಅದೆಲ್ಲನೂ ತಿಂತಾ ಇರುತ್ತೆ. ಸೊ ಝೂವಲ್ಲೂ ಅಷ್ಟೇ, ನಾವು ಅದೇ ರೀತಿ ನಾವು ಅದರ ನ್ಯೂಟ್ರಿಷನ್ ಅನ್ನು ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ.
2: ಓಕೆ, ಕೇಳಿಸ್ಕೊಡ್ಲ ಸ್ನೇಹಿತರೆ, ಆಸ್ಟ್ರಿಚ್ ಪಕ್ಷಿಯ ಬಗ್ಗೆ ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನ ಶಿವಮೊಗ್ಗ ಝೂನ ಬಯೋಲಜಿಸ್ಟ್ ಆಗಿರುವ ಸುಷ್ಮಿತ್ ಅವರು ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು ಅಲ್ವಾ? ಹಾಗಿದ್ರೆ ನೀವು ಕೂಡ ಈ ಒಂದು ಆಸ್ಟ್ರಿಚ್ ಪಕ್ಷಿಯನ್ನ ನೋಡ್ಬೇಕು ಅಂದ್ರೆ ನಮ್ಮ ಶಿವಮೊಗ್ಗ ಝೂಗೆ ಒಮ್ಮೆ ವಿಸಿಟ್ ಮಾಡಿ, ಸರಿನಾ? ಹಾಗಿದ್ಮೇಲೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಆಸ್ಟ್ರಿಚ್ ಪಕ್ಷಿಯ ಬಗ್ಗೆ ಕೊಟ್ಟಂತಹ ಮಾಹಿತಿ ಹೇಗನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಿಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಫ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕು ಅಲ್ವಾ ಸ್ನೇಹಿತರೆ? ಯಾಕೆಂತ ಹೇಳಿದ್ರೆ, ಟ್ರಾವೆಲಿಂಗ್ ಮಾಡೋದ್ರಿಂದಾಗಿ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಕೆಲವೊಂದಿಷ್ಟು ಪ್ಲೇಸ್ಗಳ ಪರಿಚಯ ಆಗುತ್ತೆ, ಹೊಸ ಜನಗಳ ಪರಿಚಯ ಆಗುತ್ತೆ, ಹೊಸ ಬದುಕಿನ ರೀತಿಯನ್ನ ನಾವು ನೋಡೋದಕ್ಕೆ ಕೂಡ ಸಾಧ್ಯವಾಗುತ್ತೆ ಅಂತಾನೆ ಹೇಳ್ಬಹುದು ಅಲ್ವಾ? ಒಟ್ಟಿನಲ್ಲಿ ಟ್ರಾವೆಲಿಂಗ್ ಅಂದ್ರೆ ಎಲ್ರಿಗೂ ಇಷ್ಟ ಇರುತ್ತೆ. ಕೆಲವರು ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ಐತಿಹಾಸಿಕ ತಾಣಗಳಿರ್ಬೋದು, ಬೆಟ್ಟ, ಗುಡ್ಡ, ಜಲಪಾತ, ಸಮುದ್ರ, ಹೀಗೆ ಒಬ್ಬೊಬ್ರು ಒಂದೊಂದು ಕಡೆ ಟ್ರಾವೆಲಿಂಗ್ ನ ಮಾಡ್ತಾ ಇರ್ತಾರೆ. ಹಾಗೆ ಕೆಲವರು ಮನೆ ಹತ್ರನೇ ಅಕ್ಕಪಕ್ಕ ಇರೋ ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇದ್ರೆ, ಇನ್ನು ಕೆಲವರು ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ಎಲ್ಲ ಹೋಗಿ ಟ್ರಾವೆಲಿಂಗ್ ನ ಮಾಡ್ತಾ ಇರ್ತಾರೆ. ಅಲ್ಲಿನ ಸಂಸ್ಕೃತಿ ಹೇಗಿರುತ್ತೆ, ಅಲ್ಲಿರುವಂತಹ ವಿಶೇಷವಾಗಿರುವಂತಹ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳಿರ್ಬೋದು, ಹಾಗೆ ಅಲ್ಲಿನ ಜನರ ಸಂಸ್ಕೃತಿ, ಅಲ್ಲಿನ ಆಚಾರ ವಿಚಾರ ಇದನ್ನೆಲ್ಲ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ಇವತ್ತು ಕೂಡ ನಮ್ಮ ಜೊತೆ ತಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಳ್ಳೋದಕ್ಕೆ ಮಂಜುಳಾ ಆರಾಧ್ಯ ಅವರು ಇದ್ದಾರೆ. ಹಾಗೆ ಇವರು ನಮ್ಮ ಭಾರತ ದೇಶದ ತಮಿಳುನಾಡು ರಾಜ್ಯದಲ್ಲಿರುವಂತಹ ಉದಕ ಮಂಡಲಂ ಅಥವಾ ಊಟಿಯ ಬಗ್ಗೆ ಹೇಳಿದ್ದಾರೆ. ಊಟಿಗೆ ಹೋದಾಗ ಇವರ ಒಂದು ಪ್ರವಾಸದ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗಿದ್ರೆ ಊಟಿ ಹೇಗಿದೆ, ಊಟಿಗೆ ಮಂಜುಳಾ ಆರಾಧ್ಯ ಅವರು ಹೋದಾಗ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆ ಪ್ಲೇಸ್ ನ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಇವತ್ತು ಮಂಜುಳಾ ಆರಾಧ್ಯ ಅವರು ನಮಗೆ ತಿಳಿಸ್ಕೊಡ್ಲಿದ್ದಾರೆ. ಸೊ ಹಾಗಿದ್ರೆ ಮಂಜುಳಾ ಆರಾಧ್ಯ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: Yes, yes, yes, yes, I am in love.
1: ಮದಿಗೆ ತಪ್ಪೋದು ದ್ರೋಹ ತಾನೆ.
0: Yes, yes, yes, yes.

0: ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ನಮ್ಮೊಂದಿಗೆ ಮಂಜುಳಾ ಆರಾಧ್ಯ ಅವರು ಇದ್ದಾರೆ ಅಂತ. ಸೊ ಹಾಗಿದ್ರೆ ಅವರು ಇವತ್ತು ಯಾವ ಪ್ಲೇಸ್ನ ಬಗ್ಗೆ ತಿಳಿಸ್ತಾರೆ ಏನು ಅನ್ನೋದನ್ನ ಕೇಳೋಣ. ಮಂಜುಳಾ ಮ್ಯಾಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ನಾನು ಮಂಜುಳಾ ಆರಾಧ್ಯ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಊಟಿ ಪ್ರವಾಸ, ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಊಟಿ ಪ್ರವಾಸ ಹೇಗೆ ಮಾಡೋದು, ಯಾಕೆ ಹೋಗಬೇಕು, ಅಲ್ಲಿ ರಮಣೀಯ ಸ್ಥಳಗಳು ಏನೇನಿದೆ, ಈ ಬಗ್ಗೆ ಎಲ್ಲ ಹೇಳೋದಕ್ಕೆ ಬಂದಿದ್ದೀನಿ. ಊಟಿ ಅಂದ ತಕ್ಷಣ ಎಲ್ಲರಿಗೂ ಹನಿಮೂನ್ ಸ್ಪಾಟ್ ಅನ್ನೋ ಒಂದು ತಲೆಯಲ್ಲಿದೆ. ತುಂಬ ಒಳ್ಳೆಯ ಪ್ರದೇಶ ಊಟಿ. ತಮಿಳುನಾಡು ರಾಜ್ಯದ ಅತ್ಯದ್ಭುತವಾದ ಗಿರಿಧಾಮವಾಗಿದೆ. ಭಾರತದಲ್ಲಿನ ಫೇಮಸ್ ಹನಿಮೂನ್ ಸ್ಪಾಟ್ ಅಂತಲೂ ಊಟಿಯನ್ನು ಕರೀತಾರೆ. ತಮ್ಮ ಸಂಗಾತಿಯೊಂದಿಗೆ ಏಕಾಂತವಾಗಿ ದೂರದಲ್ಲಿ ಪ್ರಯಾಣ ಬಳಸಬೇಕು ಅಂತ ಯೋಚಿಸುವವ್ರಿಗೆಲ್ಲ ಊಟಿ ಬೆಸ್ಟ್ ಪ್ಲೇಸು. ಹಾಗೆ ಶಾಲಾ ಮಕ್ಕಳು ಮತ್ತು ಯುವಕರು ಗ್ರೂಪ್ ಗ್ರೂಪಾಗಿ ಟ್ರಿಪ್ ಹೋಗೋದು ತುಂಬ ಇದೆ. ಬೇಸಿಗೆ ಋತುವಿನಲ್ಲಂತೂ ಊಟಿ ಪ್ರವಾಸ ತುಂಬ ಇಷ್ಟ ಎಲ್ಲರಿಗೂ. ಆಹ್ಲಾದಕರವಾಗಿರುತ್ತದೆ ಅಲ್ಲಿ ವಾತಾವರಣ ಅಂತ ಎಲ್ಲರೂ ಹೋಗ್ತಾರೆ.

0: ಸಾಕಷ್ಟು ಪ್ರವಾಸಿ ತಾಣಗಳು ಅಲ್ಲಿ ಇರೋದರಿಂದ ಪ್ರವಾಸಿಗರನ್ನು ಅದು ಕೈ ಬೀಸಿ ಕರೆಯುತ್ತದೆ. ಇಲ್ಲಿನ ಚಹಾದ ತೋಟಗಳು, ಬೊಟಾನಿಕಲ್ ಗಾರ್ಡನ್ಸು, ಅಂತ್ಯವಿಲ್ಲದ ಚಟುವಟಿಕೆಗಳಿಂದ ಆನಂದಿಸಬಹುದು. ನಾವು ಕೂಡ ಕುಟುಂಬ ಅಥವಾ ಸ್ನೇಹಿತರ ಜೊತೆ ಊಟಿ ಪ್ರವಾಸ ಮಾಡಬೇಕು ಅಂತ ಬಯಸಿದರೆ ಯಾವ್ಯಾವ ಸ್ಥಳಗಳನ್ನು ಸಂದರ್ಶಿಸಬೇಕು ಎಂಬುದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಊಟಿಗೆ ಇಲ್ಲಿಂದ ಹೇಗೆ ಹೋಗೋದು ಅನ್ನೋದು ಮೊದಲನೇ ಪ್ರಶ್ನೆ. ಅದು ಬೆಂಗಳೂರಿನಿಂದ 270 ಅಥವಾ 280 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿಂದ 6 ಅಥವಾ 7 ಗಂಟೆ ಜರ್ನಿ ಆಗುತ್ತೆ. ಕಾರಲ್ಲಿ ಹೋದರೂ ಸರಿ, ಬಸ್ಸಲ್ಲಿ ಹೋದರೂ ಸರಿ, ಆ ಥರ ಆಗುತ್ತೆ. ರೈಲಲ್ಲಿ ಹೋಗೋದಾದರೆ ಕೊಯಮತ್ತೂರು ಹತ್ತಿರದ ಪ್ರದೇಶ. ಅದಕ್ಕೆ ಕೊಯಮತ್ತೂರಿಂದ 85 ಕಿಲೋಮೀಟ್ರ್ ದೂರದಲ್ಲಿದೆ. ಕೊಯಮತ್ತೂರಿಂದ ಬಸ್ಗಳು ಇದೆ ಮತ್ತು ಟ್ಯಾಕ್ಸಿಗಳು ಸುಮಾರಿದೆ, ಅಲ್ಲಿಂದ ಹೋಗ್ಬೋದು. ಮತ್ತು ದೂರದಿಂದ ಬರೋರಿಗೆ ಕೊಯಮತ್ತೂರಿಗೆ ಫ್ಲೈಟಲ್ಲಿ ಬಂದು ಅಲ್ಲಿಂದ ಹೋಗ್ಬೋದು. ಇನ್ನೂ ಒಂದು ಮಾರ್ಗ ಅಂತಂದರೆ ತುಂಬ ಜನ ಇಷ್ಟಪಡೋದು ಮೈಸೂರಿಗೆ ಹೋಗ್ಬಿಡ್ತಾರೆ. ಮೈಸೂರಿಂದ ಬಂಡೀಪುರ ನ್ಯಾಷನಲ್ ಪಾರ್ಕ್ ಒಳಗಾಸಿ ರಸ್ತೆ ಇದೆ. ಬಂಡೀಪುರದಂದೇ ಕೇವಲ 50 ಕಿಲೋಮೀಟ್ರ್ನಲ್ಲಿಯೇ ಊಟಿ ಸಿಗುತ್ತೆ. ಅದು ತುಂಬ ಒಳ್ಳೆ ಸೆಲೆಕ್ಷನ್ ಅಂತಲೇ ಹೇಳ್ಬೋದು. ನಾನು ಕೂಡ ಅಲ್ಲಿಂದನೇ ನಾನು ಹೋಗಿದ್ದು. ಇಷ್ಟು ನಾವು ಹೋಗೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳಿದೆ. ಇನ್ನು ಊಟಿಗೆ ಯಾಕೆ ಹೋಗಬೇಕು, ಅಲ್ಲಿ ಏನೇನು ಇದೆ, ತುಂಬ ಸೌಂದರ್ಯ ಮತ್ತು ರಮಣೀಯವಾದಂಥ ಸ್ಥಳಗಳು ಇದ್ದಾವೆ, ಮತ್ತು ನಮಗೆ ಉಲ್ಲಾಸ ಕೊಡುವಂಥ ಸ್ಥಳಗಳು ಅವು ಏನೇನಿದ್ದಾವೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಊಟಿ ಸರೋವರಕ್ಕೆ ಭೇಟಿ ಮೊದಲನೇದು. ಊಟಿಯಲ್ಲಿರುವ ಊಟಿ ಸರೋವರ ಬಹಳ ಜನಪ್ರಿಯವಾದಂಥ ಪ್ರವಾಸಿ ಆಕರ್ಷಣೆ ಹೊಂದಿದೆ. ಇಲ್ಲಿ ನಿರ್ಮಲವಾದ ವಾತಾವರಣ ಆನಂದಿಸುತ್ತಾ ದೋಣಿ ವಿಹಾರವನ್ನು ಆನಂದಿಸಬಹುದು. ಸರೋವರವು ನೀಲಗಿರಿ ಮರಗಳು ಮತ್ತು ಹಚ್ಚ ಹಸಿರಿನಿಂದ ಆವೃತವಾಗಿದೆ. ನಾವು ಪ್ಯಾಡಲ್ ಬೋಟ್ಗಳು ಮತ್ತು ರೋಬೋಟ್ಗಳು ಅಥವಾ ಮೋಟ್ರ್ ಬೋಟ್ಗಳಲ್ಲಿ ಕೂಡ ಹೋಗ್ಬೋದು. ಚೈನೀಸ್ ರೆಸ್ಟೋರೆಂಟ್ಗಳಿದೆ. ಊಟ ಚೈನೀಸ್ ಆಹಾರ ತುಂಬ ಇಷ್ಟಪಡ್ತಾರೆ ಭಾಳ ಜನ. ನಮ್ಮ ಇಂಡಿಯನ್ ನಮ್ಮ ಕರ್ನಾಟಕದ ರೆಸ್ಟೋರೆಂಟ್ಗಳು ಕೂಡ ಇದೆ. ಬಟಾನಿಕಲ್ ಗಾರ್ಡನ್ಗೆ ಮುಂದೆ ಭೇಟಿ ಕೊಡೋದು. ಬಟಾನಿಕಲ್ ಗಾರ್ಡನ್ನಲ್ಲಿ ಊಟಿಯ ಪ್ರಮುಖ ಮತ್ತು ರೊಮ್ಯಾಂಟಿಕ್ ಸ್ಥಳ ಅನ್ನೋದಕ್ಕೆ ಹೆಸರುವಾಸಿಯಾಗಿದೆ. ಈ ಉದ್ಯಾನವನವು ಸುಮಾರು 55 ಎಕರೆಯಷ್ಟು ವಿಶಾಲವಾಗಿದೆ. ಇಲ್ಲಿ ವಿಲಕ್ಷಣ ಸಸ್ಯಗಳು, ಅಪರೂಪವಾದ ಹೂವುಗಳು ಮತ್ತು ಎತ್ತರವಾದ ಮರಗಳ ವ್ಯಾಪಕ ಸಂಗ್ರಹಗಳನ್ನು ಪರಿಶೀಲಿಸಬಹುದು. ಉದ್ಯಾನವನಗಳಿಂದ ಉಸಿರು ಕಟ್ಟುವ ಸೂರ್ಯಾಸ್ತದ ವೀಕ್ಷಣೆಯನ್ನು ಕೂಡ ಕಣ್ತುಂಬಿಕೊಳ್ಳಬಹುದು.
1: ಮಂಜುಳಾ ಮ್ಯಾಮ್, ನೀವು ಊಟಿಯ ಬಗ್ಗೆ ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ನನಗೂ ಕೂಡ ಒಮ್ಮೆ ಊಟಿಗೆ ಹೋಗ್ಬೇಕು, ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನ ನೋಡ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ. ಸೊ ಹಾಗಿದ್ರೆ ಈ ಊಟಿಯ ಬಗ್ಗೆ ಹಾಗೆ ಅಲ್ಲಿರುವಂತಹ ಇನ್ನಷ್ಟು ಪ್ಲೇಸ್ಗಳ ಬಗ್ಗೆ ಕೂಡ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಮಿಂದ ತಿಳ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಮಂಜುಳಾ ಆರಾಧ್ಯ ಅವರು ಊಟಿಯ ಬಗ್ಗೆ, ಹಾಗೆ ಊಟಿಗೆ ಹೇಗೆ ಹೋಗಬೇಕು, ಅಲ್ಲಿರುವಂತಹ ರೆಸ್ಟೋರೆಂಟ್ಗಳು, ಯಾವೆಲ್ಲ ರೀತಿಯ ಫುಡ್ ಸಿಗುತ್ತೆ, ಅಷ್ಟೇ ಅಲ್ಲದೆ ಅಲ್ಲಿನ ಪ್ರಕೃತಿಯ ಸೌಂದರ್ಯದ ಬಗ್ಗೆ ಅಂತೂ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗಿದ್ರೆ ಮಂಜುಳಾ ಮೇಡಮ್ ಜೊತೆ ಮಾತನ್ನು ಮುಂದುವರಿಸೋಣ, ಊಟಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ.
1: ಊಟಿಗೆ ಹೋದಾಗ ತಪ್ಪದೇ ಭೇಟಿ ನೀಡಬೇಕಾದಂಥ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ದೊಡ್ಡ ಬೆಟ್ಟ ಶಿಖರ ಕೂಡ ಒಂದು. ಇದು ನೀಲಗಿರಿಯ ಅತಿ ಎತ್ತರವಾದ ಪ್ರದೇಶ, ಊಟಿಯ ವಿಹಂಗಮ ನೋಟವನ್ನು ನೀಡುತ್ತದೆ. ಇದು ಊಟಿ ಪಟ್ಟಣದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ನಿಂತ್ಕೊಂಡು ನೋಡಿದಾಗ ಊಟಿ ಪೂರ್ತಿ ಕಾಣುತ್ತೆ. ಇವು ಮನೆಗಳು ಬೆಟ್ಟದಲ್ಲಿ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ಪು ಕಾಣಿಸ್ತವೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮಧ್ಯಾಹ್ನದ ಊಟಕ್ಕೆ ಅಂತಂದರೆ ಅಲ್ಲಿ ಹಸಿರಿನ ಬೆಟ್ಟಗಳ ನಡುವೆ ಇರುವಂಥ ಅರ್ಲ್ಸ್ ಸೀಕ್ರೆಟ್ನಲ್ಲಿ ಐಷಾರಾಮಿ ಊಟ ನಾವು ತಗೊಂಡ್ವಿ. ಇನ್ನೂ ಬೇರೆ ಬೇರೆದು ಇದೆ ಇಲ್ಲಿ. ಭಕ್ಷ್ಯಗಳು ಬಾಯಲ್ಲಿ ನೀರೂರಿಸುವಂಥ ಒಳ್ಳೊಳ್ಳೆ ಭಕ್ಷ್ಯಗಳು ಕೂಡ ಸಿಗುತ್ತೆ. ಸರ್ಕಾರಿ ಗುಲಾಬಿ ಗಾರ್ಡನ್ ಅಂತ ಇದೆ, ಅಲ್ಲಿ ಸುಮಾರು 20,000 ಬಗೆಯ ಗುಲಾಬಿ ಹೂಗಳನ್ನು ಬೆಳೀತಾರೆ. ರೋಸ್ ಗಾರ್ಡನ್ ಅಂತ ಭಾಳ ಫೇಮಸ್ ಅದು. ಇದು ಪ್ರಕೃತಿ ಪ್ರಿಯರಿಗೆ ಮತ್ತು ಛಾಯಾಗ್ರಹಣ ಉತ್ಸಾಹಿಗಳಿಗೆ ಸ್ವರ್ಗ.

0: ಅಂತ ಹೇಳ್ಬೋದು. ಫೋಟೋಶೂಟ್ ಮಾಡೋರು ಕೂಡ ಇದನ್ನು ಹುಡುಕೊಂಡು ಬರ್ತಾರೆ. ಇನ್ನು ಪೈಕಾರ ಸರೋವರ ಅಂತ ಇದೆ, ಅಲ್ಲಿಗೆ ಹೋದರೆ ಪೈಕಾರ ಸರೋವರದಲ್ಲಿ ಮತ್ತು ಜಲಪಾತಗಳಿಗೆ ರಮಣೀಯ ಪ್ರಯಾಣವನ್ನು ಪ್ರಾರಂಭಿಸಿ ಪೈಕಾರ ಸರೋವರದ ಶಾಂತ ನೀರಿನಲ್ಲಿ ದೋಣಿ ವಿಹಾರವನ್ನು ಮಾಡ್ಬೋದು. ಆಮೇಲೆ ಕೂನೂರು ಟೀ ಎಸ್ಟೇಟ್ ಬರುತ್ತೆ, ಅದು ಸ್ವಲ್ಪ ದಾರಿಯೇ ಬರುತ್ತೆ ಬೆಂಗಳೂರಿಂದ ಹೋಗ್ತಾ. ಆ ಟೀ ಎಸ್ಟೇಟು ತುಂಬ ಚೆನ್ನಾಗಿದೆ, ಟೀ ಗಾರ್ಡನ್ನು ನೋಡೋದಕ್ಕೆ ಭಾಳ ಚೆನ್ನಾಗಿದೆ. ದಾರಿನಲ್ಲಿ ನೋಡ್ತಾ ನೋಡ್ತಾನೆ ಆ ದೃಶ್ಯಾವಳಿಗಳು ಕ್ಯಾಮ್ರಾದಲ್ಲಿ ಸೆರೆ ಬಿಡ್ತಾರೆ. ಇನ್ನು ಸಮೀಪದ ವಿಮಾನ ನಿಲ್ದಾಣ ಕೊಯಮತ್ತೂರು, ಅಲ್ಲಿಂದ 85 ಕಿಲೋಮೀಟ್ರ್ ಇದ್ದರೆ ವಿಮಾನದಲ್ಲಿ ಹೋದವರು ಅಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ಹೋಗ್ಬೋದು. ಆಮೇಲೆ ಹೋಗುವಂಥ ಸಮಯ ಯಾವುದು ಒಳ್ಳೆಯದು ಅನ್ನೋದಾದರೆ ಮಾರ್ಚ್ ತಿಂಗಳಿಂದ ಜೂನ್ ತಿಂಗಳವರೆಗೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ. ದೃಶ್ಯ ವೀಕ್ಷಣೆಗೆ, ಟ್ರಕ್ಕಿಂಗಿಗೆ ಮತ್ತು ಹೊರಾಂಗಣ ಚಟುವಟಿಕೆಗಳಿಗೆ ಸಾಟಿ ಇಲ್ಲದೆ ಅನುಭವಿಸ್ಬೋದು ಅನ್ನೋದನ್ನು ಕೂಡ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಊಟಿನಲ್ಲಿ ಏನಂದರೆ ತುಂಬ ಚಳಿ ಇರುತ್ತೆ, ನಡುಗುವಂಥ ಚಳಿ. ಕೆಲವರು ಆ ಚಳಿಯನ್ನು ಅನುಭವಿಸೋದಕ್ಕೋಸ್ಕರನೇ ಕೆಲವರು ಹೋಗ್ತಾರೆ, ಕೆಲವರು ಚಳಿ ಆಗುತ್ತೆ ಅಂತ ಹೆದರ್ಕೊಂಡು ಬೇಸಿಗೆನಲ್ಲಿ ಹೋಗೋದುಂಟು. ನಾನಂತೂ 3 ಸರ್ತಿ ಹೋದ್ರೂ ಬೇಸಿಗೆನಲ್ಲಿನೇ ಹೋಗಿದ್ದು. ಬೇಸಿಗೆನಲ್ಲಿ ಹೋದರೂ ಕೂಡ ಚಳಿ ಇರುತ್ತೆ. ಆಮೇಲೆ ಇನ್ನೂ ಜೂನು ಶುರುವಿಗೆ ಜಿನಿ ಜಿನಿ ಜಿನಿ ಮಳೆ ಬರ್ತಿರುತ್ತೆ, ಯಾವಾಗಲೂ ಛತ್ರಿ ತಗೊಂಡೇ ಹೋಗಬೇಕಾಗತ್ತೆ ಅಲ್ಲಿ. ಮತ್ತು ಇದು ಸ್ವೆಟರು ಛತ್ರಿ ಕಂಪಲ್ಸರಿ ಬೇಕಾಗತ್ತೆ. ಊಟಿಗೆ ಇನ್ನೊಂದು ಹೆಸರಿದೆ, ಉದಕ ಮಂಡಲ ಅಂತ. ಆ ಉದಕ ಮಂಡಲಕ್ಕೆ ಏನಂದರೆ ಅಲ್ಲಿ ಒಂದು ಟಾಯ್ ರೈಲ್ ಅಂತ ಇದೆ, ಆ ಟಾಯ್ ರೈಲಲ್ಲಿ ಹೋಗಲೇಬೇಕು, ಯಾಕಂದರೆ ಅದರಲ್ಲಿ ಹೋದರೆ ಇಡೀ ಊಟಿ ರೌಟ್ ಹಾಕ್ಸುತ್ತೆ. ನೀಲಗಿರಿ ಪರ್ವತಗಳು, ಇದು ತೋಟಗಳು, ಆಮೇಲೆ ಪರ್ವತಗಳು ಎಲ್ಲಾದರೂ ಮಧ್ಯದಲ್ಲಿ ಹೋಗುತ್ತೆ ಅದು. ಹೋದಾಗ ಎಲ್ಲ ಸೈಟ್ ಸೀಯಿಂಗು ನಾವು ಅಲ್ಲೇ ನೋಡಿಬಿಡ್ಬೋದು. ಹಾಗಾಗಿ ಸಾಮಾನ್ಯ ಅಲ್ಲಿ ಹೋದವರೆಲ್ಲ ಆ ಟಾಯ್ ಟ್ರೈನಿಗೆ ಹೋಗ್ತಾರೆ. ಅದಕ್ಕೆ ಹೋಗಬೇಕು ಅಂದರೆ ಉದಕ್ ಬಂಡಲದಿಂದ ಊಟಿಗೆ ಮಾತ್ರ ಜರ್ನಿ ಇರುತ್ತೆ. ಒಂದು 250 ರುಪೀಸ್ ಅದಕ್ಕೆ ಬೆಲೆ ಇರುತ್ತೆ, ಆದರೂ ಕೂಡ ಅದು ತುಂಬ ವರ್ತ್ ಆಗಿ ಎಲ್ಲರೂ ಹೋಗ್ತಾರೆ. ಅದನ್ನು ಮಾತ್ರ ಮರೀದೇನೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಪೈನ್ ಫಾರೆಸ್ಟ್ ಅಂತ ಇದೆ, ಪೈನ್ ಫಾರೆಸ್ಟಲ್ಲಿ ಲೇಕ್ ಅಟ್ಯಾಚ್ ಆಗಿದೆ. ತಮಿಳ್ನಾಡು ಫುಡ್ಡು ಕೂಡ ಸಿಗುತ್ತೆ, ಬೆಂಗಳೂರು ಫುಡ್ಡು ಸಿಗುತ್ತೆ, ನೇಚರ್ನು ಎಂಜಾಯ್ ಮಾಡ್ಬೋದು. ಮನ್ಸೂನ್ ಟೈಮಲ್ಲಿ ಟಾಯ್ ಟ್ರೈನು ಇರಲ್ಲ, ಯಾಕಂದರೆ ಅದನ್ನು ಸ್ಟಾಪ್ ಮಾಡಿರ್ತಾರೆ, ಹಂಗಾಗಿ ಅದಕ್ಕೆ ಹೋಗೋಕ್ಕಾಗಲ್ಲ, ಬೇರೆ ಟೈಮಲ್ಲಾದರೆ ಹೋಗ್ಬೋದು. ಇಷ್ಟು ಊಟಿ ಬಗ್ಗೆ, ಊಟಿಗೆ ಯಾಕೆ ಹೋಗಬೇಕು ಮತ್ತು ಊಟಿನಲ್ಲಿ ನೋಡೋ ಅಂಥದ್ದು ಏನಿದೆ, ಇದನ್ನು ಸಂಕ್ಷಿಪ್ತವಾಗಿ ತಮಗೆ ಹೇಳಿದ್ದೀನಿ. ಕೇಳುಗರೆ ಎಲ್ಲರೂ ಕೂಡ ಸಾಮಾನ್ಯ ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಕರ್ನಾಟಕದವ್ರು ಯಾರೂ ಊಟಿ ನೋಡ್ದಂಗೆ ಇರಲ್ಲ, ಮತ್ತೆ ಹೋಗಬೇಕು ಅನಿಸುತ್ತೆ. ಹಾಗಾಗಿ ನಾನು ಹೋಗಿದ್ದೆ, 3-4 ಸರ್ತಿ ಹೋಗಿದ್ದೀನಿ. 1 ಸರ್ತಿ ಇದ್ದಂಗೆ ಇನ್ನೊಂದು ಸಲ ಇರಲ್ಲ, ಡೆವಲಪ್ ಆಗಿರುತ್ತೆ. ಇನ್ನೂ ಏನೇ ಹೊಸ ಹೊಸ ಸಸ್ಯಗಳು, ಹೊಸ ಹೊಸ ನೋಟಗಳು ನೋಡೋದಕ್ಕೂ ಕೂಡ ಸಿಗುತ್ತೆ. ಎಂಜಾಯ್ ಮಾಡಿಕೊಂಡು ಬರೋದು ಒಂದು ವಾಡಿಕೆ ಆಗಿದೆ ಎಲ್ಲರಿಗೂ. ತಾವು ಕೂಡ ಹೋಗಿ ಬನ್ನಿ, ಅದನ್ನು ರಮಣೀಯ ದೃಶ್ಯಗಳನ್ನು ನೋಡಿ ಬನ್ನಿ ಅಂತ ಒಂದು ಸ್ವರ್ಗ ಸುಖ ಸಾಮಾನ್ಯ ನಮ್ಮ ಕರ್ನಾಟಕಕ್ಕೆ ಹತ್ರದಲ್ಲೇ ಇದೆಯಲ್ಲ, ಅದು ನಮ್ಮ ಅದೃಷ್ಟ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಹೋಗಿ ಬನ್ನಿ ಅಂತ ಹೇಳ್ತಾ ನನಗೆ ಈ ಊಟಿ ಬಗ್ಗೆ ಹೇಳೋದಕ್ಕೆ ಅವಕಾಶ ಕೊಟ್ಟಂಥ ಟ್ರಾವೆಲರ್ಸ್ ಡೈರಿ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವಂಥ ರಕ್ಷಿತಾ ಹೊಳ್ಳ ಅವರಿಗೂ ಮತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ FM ರೇಡಿಯೋ ಶಿವಮೊಗ್ಗದವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು
1: ಮಂಜುಳಾ ಮೇಡಮ್, ನಿಮಗೂ ಕೂಡ ಧನ್ಯವಾದಗಳು ಊಟಿಯ ಬಗ್ಗೆ.

ಹಾಗೆ ಊಟಿಗೆ ಯಾಕೆ ಹೋಗಬೇಕು ಅನ್ನೋ ವಿಷಯವಾಗಿ, ಏನೆಲ್ಲ ಇದೆ ಊಟಿಯಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್ ನಿಮ್ಮೆಲ್ಲ ಮಾಹಿತಿಗಾಗಿ, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಕೇಳಿದ್ರಲ್ವಾ ಸ್ನೇಹಿತರೆ, ಮಂಜುಳಾ ಆರಾಧ್ಯ ಅವರು ಊಟಿಯ ಬಗ್ಗೆ ಎಷ್ಟು ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರು ಅಲ್ವಾ. ಹಾಗೆ ಅವರು ನೀಡಿದ ಮಾಹಿತಿ ನಿಮಗೆ ಕೂಡ ಉಪಯುಕ್ತವಾಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9660-9627-9 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಅರ್ಜೈ ರಕ್ಷಿತಾ ಹುಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
5: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
4: ಹೌದಾ, ಅದ್ ಹೇಗೆ?
5: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿ ಡಿಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಜೀವನದಲ್ಲಿ ತಂದೆ ತಾಯಿಯ ನಂತರ ಒಂದು ಉತ್ತಮ ಸ್ಥಾನವನ್ನು ನಾವು ಕೊಡುವಂಥದ್ದು ಗುರುಗಳಿಗೆ, ಅಂದರೆ ಶಿಕ್ಷಕರಿಗೆ. ಸ್ನೇಹಿತರೆ, ಉತ್ತಮ ಶಿಕ್ಷಕರು ಕೇವಲ ಪುಸ್ತಕದಲ್ಲಿನ ಪಾಠವನ್ನು ಮಾತ್ರ ಹೇಳೋದಿಲ್ಲ. ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣವನ್ನು ಹೇಳುವುದು ಮಾತ್ರವಲ್ಲದೆ ಅದನ್ನು ಯಾವ ರೀತಿ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಕಲಿಸ್ತಾರೆ. ಜೊತೆಗೆ ಕಲೀಲಿಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೂಡ ಕೊಡ್ತಾರೆ. ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಅದನ್ನು ಸೂಕ್ಷ್ಮವಾಗಿ ತಿದ್ದುತ್ತಾರೆ. ಉತ್ತಮ ಪ್ರಜೆ ಆಗಲಿಕ್ಕೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾರೆ. ನಾಳೆ ನಾವು ಉತ್ತಮ ಪ್ರಜೆಗಳಾಗಿ ಏನಾದರೂ ಸಾಧನೆ ಮಾಡ್ತೀವಿ ಅಂದರೆ ಅವರು ನಮಗೆ ಕಲಿಸ್ಕೊಟ್ಟಂತಹ ಅಡಿಪಾಯವೇ ಕಾರಣ, ಆ ಶಿಕ್ಷಣವೇ ಕಾರಣ, ಆ ಪಾಠವೇ ಕಾರಣ. ಜೀವನದಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವುದನ್ನು ಹೇಳಿಕೊಡುವಂಥವರೇ ಶಿಕ್ಷಕರು. ಜೀವನ ಹಾಗೂ ಸಮಯ, ಈ ವಿಶ್ವದ ಬಹುದೊಡ್ಡ ಶಿಕ್ಷಕರು ಅಂತ ಕರೀತಾರೆ APJ ಅಬ್ದುಲ್ ಕಲಾಂ ಅವರು. ಹಾಗೆ ನಮಗೆ ಶಿಕ್ಷಕರು ಕಲಿಸಿದ ಪಾಠವು ಕೂಡ ಅಷ್ಟೇ ದೊಡ್ಡದು. ಜೀವನ ಸಮಯದ ಸದುಪಯೋಗ ಕಲಿಸಿದ್ರೆ ಸ್ನೇಹಿತರೆ, ಸಮಯ ಬದುಕಿನ ಮೌಲ್ಯ ತಿಳಿಸುವುದೇ ಶಿಕ್ಷಣ. ಅಂದಾಗೆ ಸ್ನೇಹಿತರೆ, ಪ್ರತಿಯೊಬ್ಬರ ಬದುಕಿನಲ್ಲಿ ಶಿಕ್ಷಕರ ಪಾತ್ರ ಬಲು ಹಿರಿದಾಗಿರುತ್ತೆ. ಹೀಗಾಗಿ ನಮ್ಮ ಬದುಕನ್ನು ರೂಪಿಸಿದ ಶಿಕ್ಷಕರಿಗೆ ಧನ್ಯವಾದ ಸಲ್ಲಿಸಲಿಕ್ಕೆ ಇದೊಂದು ಅದ್ಭುತ ಅವಕಾಶವೂ ಕೂಡ ಹೌದು. ಅಂತೆಯೇ ಒಂದು ಮಾತು ಕೂಡ ಇದೆ ಸ್ನೇಹಿತರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಗುರು ಬದುಕಿಗೆ ದಾರಿ ತೋರಿಸೋದಷ್ಟೇ ಅಲ್ಲದೆ ಜೀವನಕ್ಕೆ ಶಕ್ತಿಯನ್ನು ಕೂಡ ಕೊಡುವಂಥವರು. ಎಲ್ಲರ ಬದುಕಿನಲ್ಲೂ ಗುರುವಿನ ಪಾತ್ರ ಹಿರಿದಾಗಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ತಾಯಿಯವರಿಗೆ ಇರುವಷ್ಟೇ ಉನ್ನತ ಪವಿತ್ರ ಸ್ಥಾನ ಗುರುಗಳಿಗೂ ಇದೆ. ಮಾತಾ ಪಿತ ಗುರು ದೈವ ಎಂಬ ಮಾತಿದೆ. ಅಂದರೆ ತಾಯಿ ತಂದೆ ಗುರು ದೇವರು ಎಲ್ಲರೂ ಸಮಾನರು ಅಂತ. ಜೊತೆಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತೆ ಅನ್ನುವಂತಹ ಮಾತೇ ಇದೆ. ಈ ಮಾತೆ ಗುರುವಿನ ಸ್ಥಾನಮಾನವನ್ನು ಸೂಚಿಸುತ್ತೆ ಕೂಡ. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಎಂಬ ಮಾತು ನಮ್ಮಲ್ಲಿದೆ. ಒಂದು ಅಕ್ಷರವನ್ನು ಕಲಿಸಿಕೊಟ್ಟವರು ಗುರುಗಳೇ.

ದಿಂದ ಸ್ನೇಹಿತರೆ, ಸೆಪ್ಟೆಂಬರ್ 5 ಎಲ್ಲರ ಪಾಲಿನ ಮಹತ್ವದ ದಿನವಾಗಿ ರೂಪುಗೊಳ್ಳುತ್ತೆ. ನಮ್ಮ ಭಾರತದಲ್ಲಿ ಈ ದಿನವನ್ನು ಶಿಕ್ಷಕರ ದಿನವನ್ನಾಗಿ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ. ಭಾರತ ಕಂಡ ಶ್ರೇಷ್ಠ ಶಿಕ್ಷಕ, ಮಾಜಿ ರಾಷ್ಟ್ರಪತಿ, ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಉತ್ತಮ ಮನಸ್ಸುಗಳನ್ನು ರೂಪಿಸುವಲ್ಲಿ, ಪಠ್ಯಪುಸ್ತಕಗಳನ್ನು ಮೀರಿದ ಮೌಲ್ಯಗಳನ್ನು ಬೆಳೆಸುವಲ್ಲಿ ನಮ್ಮ ಶಿಕ್ಷಕರ ಪಾತ್ರ ಬಲು ದೊಡ್ಡದು. ಇದೇ ಕಾರಣದಿಂದ ನಮ್ಮ ಬದುಕಿನಲ್ಲಿ ಬಹುದೊಡ್ಡ ಪಾತ್ರ ವಹಿಸುವ ಶಿಕ್ಷಕರಿಗೆ ಕೃತಜ್ಞತೆ, ಧನ್ಯವಾದ ಸಲ್ಲಿಸುವ ದಿನ ಕೂಡ ಈ ದಿನ. ಖಂಡಿತ ಅಲ್ವಾ, ನಮಗೆ ವಿದ್ಯೆ ಕಲಿಸಿದಂತಹ ಗುರುಗಳಿಗೆ ಎಷ್ಟು ಧನ್ಯವಾದಗಳನ್ನ ತಿಳಿಸಿದ್ರು ಕಡಿಮೆ ಅನಿಸುತ್ತೆ. ನನ್ನ ಸರಿತಪ್ಪುಗಳನ್ನು ತಿದ್ದಿ ನನಗೆ ಜೀವನದ ಮಾರ್ಗದರ್ಶನಕ್ಕೆ ದಾರಿ ತೋರಿದಂತಹ ಪ್ರತಿಯೊಬ್ಬ ಗುರುಗಳಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪಂಕಜರವರು ಶಿಕ್ಷಕರ ದಿನಾಚರಣೆ ಕುರಿತು ವಿಶೇಷ ಮಾಹಿತಿಯನ್ನು ತಿಳಿಸಲಿದ್ದಾರೆ. ಸ್ನೇಹಿತರೆ, ಆ ಎಲ್ಲ ವಿಷಯಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನ್ಯಾಮತಿಯ ಪಂಕಜ ನಟರಾಜ್ ಮೇಡಮ್ ಅವರು ಶಿಕ್ಷಕರ ದಿನಾಚರಣೆಯ ಕುರಿತು ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಪಂಕಜ ಮೇಡಮ್ ಅವರಿಂದ ಶಿಕ್ಷಕರ ದಿನಾಚರಣೆಯ ವಿಶೇಷತೆ ಬಗ್ಗೆ ಕೇಳೋಣ.
3: ಪ್ರೀತಿಯ ಕೇಳುಗರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.

0: ಸುಂದರವಾದ ಬದುಕಿಗೆ, ಭವ್ಯವಾದ ನಾಳೆಗಳಿಗೆ, ನಿತ್ಯ ನಾಂದಿ ಹಾಡುವ ಗುರುಗಳಿಗೆ ರಾಷ್ಟ್ರವು ನಮನ ಸಲ್ಲಿಸುವ ದಿನವೇ ಶಿಕ್ಷಕರ ದಿನಾಚರಣೆ. ಪವಿತ್ರವಾದ ವಿದ್ಯಾಕ್ಷೇತ್ರದಲ್ಲಿ ಗುರುತರವಾದ ಹೊಣೆಯನ್ನು ಶಿಕ್ಷಕನು ಹೊತ್ತಿರುತ್ತಾನೆ. ರಾಷ್ಟ್ರದ ಸತ್ಪ್ರಜೆಯಾಗಿ, ಸಮಾಜದ ಆಸ್ತಿಯಾಗಿ, ಸಂಸ್ಕಾರವಂತನನ್ನಾಗಿ, ಒಬ್ಬ ಜವಾಬ್ದಾರಿ ಪ್ರಜೆಯನ್ನಾಗಿ ರೂಪಿಸುವವನೇ ಗುರು. ಒಂದು ದೇಶದ ಅಭಿವೃದ್ಧಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ಅವಲಂಬಿಸಿದೆ. ದೇಶದ ಮುಂದಿನ ಶ್ರೇಷ್ಠ ನಾಗರಿಕರಾಗುವವರಿಗೆ ಮೌಲ್ಯಯುತ ಶಿಕ್ಷಣ ನೀಡಲು ಉತ್ತಮ ಶಿಕ್ಷಕರ ಅವಶ್ಯಕತೆ ಇದೆ. ಶಿಕ್ಷಕರು ದೇಶದ ಬೆನ್ನೆಲುಬು. ಶಿಕ್ಷಣ, ಶಿಕ್ಷಕ, ಶಿಕ್ಷಣಾರ್ಥಿಗಳ ನಡುವಿನ ಮಧುರ, ವ್ಯವಸ್ಥಿತ, ಕ್ರಮಬದ್ಧ, ಅರ್ಥಗರ್ಭಿತ ಸಂಬಂಧವೇ ದೇಶದ ಪ್ರಗತಿಗೆ ಪೂರಕ ಎಂಬುದನ್ನು ಇಡೀ ಜಗತ್ತಿಗೆ ಮನದಟ್ಟಾಗಿಸಿದ ಮಹಾನ್ ತತ್ವಜ್ಞಾನಿ, ಶ್ರೇಷ್ಠ ಶಿಕ್ಷಣ ತಜ್ಞ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು. ತಮ್ಮ ಜನ್ಮದಿನವಾದ ಸೆಪ್ಟೆಂಬರ್ 5 ಶಿಕ್ಷಕರ ದಿನವನ್ನಾಗಿ ಆಚರಿಸುವುದರ ಮೂಲಕ ಮನುಕುಲಕ್ಕೆ ಶಿಕ್ಷಕರ ಮೌಲ್ಯವನ್ನು ತೋರಿಸಿಕೊಟ್ಟಿದ್ದಾರೆ. ಗುರು ಎಂದರೆ, ಗುರು ಯಾವುದೇ ಸಮಾಜದ ಸಂಸ್ಕೃತಿಯನ್ನು ನಿರ್ಮಿಸಬಲ್ಲ ಹಾಗೂ ದೇಶವನ್ನು ಕಟ್ಟಬಲ್ಲ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ಗುರು ಶಬ್ದ ಸಂಸ್ಕೃತದ 2 ಸಂಯೋಜಿತಗೊಂಡಿದೆ. ಗು ಎಂದರೆ ಕತ್ತಲೆ, ರು ಎಂದರೆ ಕತ್ತಲೆಯನ್ನು ಕಳೆಯುವವನು. ಅಜ್ಞಾನವನ್ನು ಯಾರು ನಾಶ ಮಾಡುತ್ತಾರೋ ಅವರಿಗೆ ಗುರು ಎಂದು ಹೇಳಲಾಗುತ್ತದೆ. ಭಾರತೀಯ ತತ್ವಶಾಸ್ತ್ರದಲ್ಲಿ ಕತ್ತಲೆ ಮೌಢ್ಯದ ಪ್ರತೀಕ, ಬೆಳಕು ಜ್ಞಾನದ ಪ್ರತೀಕ. ಗುರುವು ಶಿಷ್ಯರನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವ ವ್ಯಕ್ತಿಯಾಗಿದ್ದಾನೆ. ಭಾರತೀಯ ಸಂಪ್ರದಾಯದಲ್ಲಿ ಗುರುವಿಗೆ ಪರಮೋಚ್ಚ ಸ್ಥಾನವನ್ನು ಕಲ್ಪಿಸಲಾಗಿದೆ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು ಮತ್ತು ಗುರುವೇ ಸಾಕ್ಷಾತ್ ಶಿವನೆಂದು ಬಣ್ಣಿಸಲಾಗಿದೆ. ಗುರುವನ್ನು ಶಿವನಿಗೂ ಹೋಲಿಸಲಾಗಿದೆ. ಶಿವನು ಶಾಂತ ಸ್ವರೂಪ, ಸದ್ಗುಣ ಸಂಪನ್ನ, ನಿಷ್ಕಲ್ಮಶ ವ್ಯಕ್ತಿತ್ವ. ಅಲ್ಲದೆ ಶಿವನು ಲಯಕರ್ತನೂ ಆಗಿದ್ದಾನೆ. ಗುರುವು ಸಹ ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಶಿಷ್ಯರಲ್ಲಿ ಹುದುಗಿರುವ ಕೆಟ್ಟ ಗುಣಗಳನ್ನು ಮತ್ತು ಅಜ್ಞಾನವೆಂಬ ಕತ್ತಲೆಯನ್ನು ನಾಶಪಡಿಸಬೇಕು. ಸತ್ಯ, ಅಹಿಂಸೆ ಹಾಗೂ ರಾಷ್ಟ್ರದ ಉನ್ನತ ಪ್ರಜ್ಞೆ, ಅಂತಃಸಾಕ್ಷಿ ಮತ್ತು ಧ್ಯೇಯಗಳನ್ನು ಶಿಕ್ಷಣ ರೂಪಿಸಬೇಕು. ಶಿಕ್ಷಣದ ಮತ್ತೊಂದು ಬಹುಮುಖ್ಯ ಕಾರ್ಯವೆಂದರೆ ಆತ್ಮವಿಮರ್ಶೆಯನ್ನು ಪ್ರೋತ್ಸಾಹಿಸುವುದು. ವಿವೇಚನೆಯಿಂದ ಮಾತ್ರ ಜ್ಞಾನ ಸಾಧ್ಯ ಎಂದು ರಾಧಾಕೃಷ್ಣನ್ ಹೇಳುತ್ತಾರೆ. ಈ ದೇಶದ ಉನ್ನತಿಗೆ ಶಿಕ್ಷಣವೇ ಮೂಲ. ಅಂತಹ ಶಿಕ್ಷಣವನ್ನು ನೀಡುವ ಶಿಕ್ಷಕರನ್ನು ಗೌರವಿಸಬೇಕೆಂದು ಹೇಳುತ್ತಿದ್ದರು. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಕೇವಲ ಆದರ್ಶ ಶಿಕ್ಷಕ, ಶ್ರೇಷ್ಠ ಶಿಕ್ಷಣ ತಜ್ಞ, ಖ್ಯಾತ ತತ್ವಜ್ಞಾನಿ ಮಾತ್ರ ಆಗಿರದೆ ಆದರ್ಶ ರಾಜಕಾರಣಿ ಆಗಿದ್ದರು. ಆದರ್ಶ ಶಿಕ್ಷಕನೊಬ್ಬ ದೇಶವನ್ನು ಮುನ್ನಡೆಸಬಲ್ಲನೆಂಬುದನ್ನು ತೋರಿಸಿಕೊಟ್ಟಂತಹ ಧೀಮಂತ ವ್ಯಕ್ತಿ. ಆದ್ದರಿಂದಲೇ ಅವರ ನೆನಪಿನಲ್ಲಿ ಸೆಪ್ಟೆಂಬರ್ 5 ನಾವು ಶಿಕ್ಷಕರ ದಿನ ಎಂದು ಆಚರಿಸುತ್ತಿರುವುದು. ರಾಧಾಕೃಷ್ಣನ್ ಅವರು ಪ್ರತಿಯೊಂದು ಮಗುವಿಗೂ ಶಿಕ್ಷಣವನ್ನು ಅವಶ್ಯಕವಾಗಿ ಕೊಡಿಸಬೇಕು. ಮಕ್ಕಳು ಉದಾತ್ತ ಸಾಹಸಿಗಳು, ಸಾಮಾಜಿಕ ಪ್ರಜ್ಞೆ ಮತ್ತು ಪರಿಚಯವನ್ನು ಬೆಳೆಸಿಕೊಳ್ಳುವ ಸಾಮರ್ಥ್ಯವಿರುವ ಮಗುವಿಗೆ ಸರಿಯಾದ ವಾತಾವರಣವನ್ನು ಕಲ್ಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ತಂದೆ ತಾಯಿಗಳು ಶ್ರಮಿಸಬೇಕೆಂದು ರಾಧಾಕೃಷ್ಣನ್ ಅವರು ತೀಕ್ಷ್ಣವಾಗಿ ಪ್ರತಿಪಾದಿಸುತ್ತಾರೆ. ಸ್ತ್ರೀಯರ ವಿದ್ಯಾಭ್ಯಾಸ ಒಂದು ರಾಷ್ಟ್ರದ ಸಂಸ್ಕೃತಿಯ ಹಾಗೂ ಪ್ರಗತಿಯ ಅಳತೆಗೋಲು ಎಂದು ರಾಧಾಕೃಷ್ಣನ್ ಭಾವಿಸುತ್ತಾರೆ. ರಾಷ್ಟ್ರದ ಉನ್ನತ ಪ್ರಜ್ಞೆ, ಅಂತಃಸಾಕ್ಷಿ ಮತ್ತು ಧ್ಯೇಯಗಳನ್ನು ಶಿಕ್ಷಣ ರೂಪಿಸಬೇಕು. ಶಿಕ್ಷಣದ ಮತ್ತೊಂದು ಬಹುಮುಖ್ಯ ಕಾರ್ಯವೆಂದರೆ ಆತ್ಮವಿಮರ್ಶೆಯನ್ನು ಪ್ರೋತ್ಸಾಹಿಸುವುದು. ವಿವೇಚನೆಯಿಂದ ಮಾತ್ರ ಜ್ಞಾನ ಸಾಧ್ಯ ಎಂದು ರಾಧಾಕೃಷ್ಣನ್ ಹೇಳುತ್ತಾರೆ. ಈ ದೇಶದ ಉನ್ನತಿಗೆ ಶಿಕ್ಷಣವೇ ಮೂಲ. ಅಂತಹ ಶಿಕ್ಷಣವನ್ನು ನೀಡುವ ಶಿಕ್ಷಕರನ್ನು ಗೌರವಿಸಬೇಕೆಂದು ಹೇಳುತ್ತಿದ್ದರು. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಕೇವಲ ಆದರ್ಶ ಶಿಕ್ಷಕ, ಶ್ರೇಷ್ಠ ಶಿಕ್ಷಣ ತಜ್ಞ, ಖ್ಯಾತ ತತ್ವಜ್ಞಾನಿ ಮಾತ್ರ ಆಗಿರದೆ ಆದರ್ಶ ರಾಜಕಾರಣಿಯೂ ಆಗಿದ್ದರು. ಆದರ್ಶ ಶಿಕ್ಷಕನೊಬ್ಬ ದೇಶವನ್ನು ಮುನ್ನಡೆಸಬಲ್ಲನೆಂಬುದನ್ನು ತೋರಿಸಿಕೊಟ್ಟಂತಹ ಧೀಮಂತ ವ್ಯಕ್ತಿ. ಆದ್ದರಿಂದಲೇ ಅವರ ನೆನಪಿನಲ್ಲಿ ಸೆಪ್ಟೆಂಬರ್ 5 ನಾವು ಶಿಕ್ಷಕರ ದಿನ ಎಂದು ಆಚರಿಸುತ್ತಿರುವುದು. ರಾಧಾಕೃಷ್ಣನ್ ಅವರ ಪ್ರಕಾರ ಪ್ರತಿಯೊಂದು ಮಗುವಿಗೂ ಶಿಕ್ಷಣವನ್ನು ಅವಶ್ಯಕವಾಗಿ ಕೊಡಿಸಬೇಕು. ಮಕ್ಕಳು ಉದಾತ್ತ ಸಾಹಸಿಗಳು, ಸಾಮಾಜಿಕ ಪ್ರಜ್ಞೆ ಮತ್ತು ಪರಿಚಯವನ್ನು ಬೆಳೆಸಿಕೊಳ್ಳುವ ಸಾಮರ್ಥ್ಯವಿರುವ ಮಗುವಿಗೆ ಸರಿಯಾದ ವಾತಾವರಣವನ್ನು ಕಲ್ಪಿಸಿ ಅದರ ಸರ್ವತೋಮುಖ ಬೆಳವಣಿಗೆಗೆ ತಂದೆ ತಾಯಿಗಳು ಶ್ರಮಿಸಬೇಕೆಂದು ರಾಧಾಕೃಷ್ಣನ್ ಅವರು ತೀಕ್ಷ್ಣವಾಗಿ ಪ್ರತಿಪಾದಿಸುತ್ತಾರೆ. ಸ್ತ್ರೀಯರ ವಿದ್ಯಾಭ್ಯಾಸ ಒಂದು ರಾಷ್ಟ್ರದ ಸಂಸ್ಕೃತಿಯ ಹಾಗೂ ಪ್ರಗತಿಯ ಅಳತೆಗೋಲು ಎಂದು ರಾಧಾಕೃಷ್ಣನ್ ಭಾವಿಸುತ್ತಾರೆ. ಸ್ತ್ರೀಯರು ಸಹನಾಶೀಲತೆಗೆ, ಕ್ಷಮಾಗುಣಕ್ಕೆ, ಕಷ್ಟ ಸಹಿಷ್ಣುತೆಗೆ ಮತ್ತೊಂದು ಹೆಸರೇ ಸ್ತ್ರೀ. ಸ್ತ್ರೀಯರು ತೋರಿಸುವ ಭಕ್ತಿ ವಾತ್ಸಲ್ಯ ಪ್ರೀತಿಗಳಿಗೆ ಪುರುಷರು ಅರ್ಹರಲ್ಲವೇನೋ ಎಂದು ಕೆಲವು ಸಾರಿ ಅನಿಸುವುದು ಉಂಟು. ರಾಧಾಕೃಷ್ಣನ್ ಹೇಳುತ್ತಾರೆ, ಭಾರತೀಯ ಸಂಸ್ಕೃತಿಯ ಪರಂಪರಾನುಗತ ಮೌಲ್ಯಗಳು ಉಳಿದು ಬೆಳೆದು ಬರುತ್ತಿರುವುದು ಬಹುಶಃ ಸ್ತ್ರೀಯರ ತ್ಯಾಗ ಮನೋಭಾವದಿಂದ ಎಂದು ಹೇಳುತ್ತಾರೆ. ಅವರು ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಸದಾ ಜಾಗೃತರಾಗಿದ್ದರು. ಈಗ ಸಮಾಜದಲ್ಲಿ ಕಳೆದುಕೊಂಡಿರುವ ಸ್ಥಾನಮಾನಗಳನ್ನು ಸ್ತ್ರೀಯರು ವಿದ್ಯಾಭ್ಯಾಸದಿಂದ ಮರಳಿ ಗಳಿಸಲು ಸಾಧ್ಯ ಎಂದು ರಾಧಾಕೃಷ್ಣನ್ ಒತ್ತಿ ಹೇಳುತ್ತಾರೆ.
1: ಖಂಡಿತವಾಗ್ಲೂ ಸ್ನೇಹಿತರೆ, ಈ ಉತ್ತಮ ಮನಸ್ಸುಗಳನ್ನು ರೂಪಿಸುವಲ್ಲಿ, ಈ ಪಠ್ಯಪುಸ್ತಕಗಳನ್ನು ಮೀರಿದ ಮೌಲ್ಯಗಳನ್ನು ಬೆಳೆಸುವಲ್ಲಿ ನಮ್ಮ ಶಿಕ್ಷಕರ ಪಾತ್ರ ಬಲು ದೊಡ್ಡದು ಅಲ್ವಾ? ಈ ಎಲ್ಲ ಕಾರಣಗಳಿಂದಾಗಿ ಬಹುದೊಡ್ಡ ಪಾತ್ರ ವಹಿಸುವಂತಹ ಶಿಕ್ಷಕರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಕಡಿಮೆನೇ ಅನಿಸುತ್ತೆ. ಈ ದಿನ ನಮ್ಮೆಲ್ಲ ಪ್ರೀತಿಯ ಶಿಕ್ಷಕರನ್ನು ನೆನಪು ಮಾಡಿಕೊಳ್ಳುವಂತಹ ದಿನ. ಆ ದಿನದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಪಂಕಜ ಮೇಡಮ್ ಅವರು. ಇವರಿಂದ ಮತ್ತಷ್ಟು ಮಾಹಿತಿಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಓ, ಯಾವುದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ನ್ಯಾಮತಿಯ ಪಂಕಜ ನಟರಾಜ್ ಮೇಡಮ್ ಅವರು ಶಿಕ್ಷಕರ ದಿನಾಚರಣೆಯ ವಿಶೇಷತೆಯ ಕುರಿತು ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಬದುಕಿನ ಪ್ರತಿ ಕ್ಷಣದಲ್ಲೂ ಸ್ಫೂರ್ತಿಯಾಗಿರುವಂತಹ ಶಿಕ್ಷಕರನ್ನು ನಾವು ನೆನಪು ಮಾಡಿಕೊಳ್ಳುವಂತಹ ದಿನ. ಶಿಕ್ಷಕರು ನೀಡಿದ ಜ್ಞಾನ, ತೋರಿದಂತಹ ಅಕ್ಕರೆ ಸದಾ ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ಕರೆದೊಯ್ಯುತ್ತೆ, ಜೊತೆಗೆ ಉತ್ತಮ ಮನುಷ್ಯರಾಗಲು ನಮಗೆ ಸ್ಫೂರ್ತಿ ನೀಡುತ್ತೆ ಅಲ್ವಾ? ಬದುಕಿಗೆ ಅರ್ಥ ತಂದಂತಹ ಶಿಕ್ಷಕರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ, ಕೇಳೋಣ.
0: 1975 April 17 ರಾಧಾಕೃಷ್ಣನ್ ರವರು ಮರಣ ಹೊಂದಿದಾಗ ಭಾರತದ ಜನರಷ್ಟೇ ಅಲ್ಲ, ಇಡೀ ಜಗತ್ತೇ ಶೋಕವನ್ನು ಆಚರಿಸಿತು. ತತ್ವಗಳ ಪಾಲನೆ ಅತ್ಯಂತ ಅವಶ್ಯಕ. ಅವರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ಅವರ ಮೌಲಿಕ ಕೃತಿಗಳನ್ನು ಓದಿ ಅರ್ಥೈಸಿಕೊಂಡು ಆ ತತ್ವಗಳನ್ನು ಪಾಲಿಸಿ ಬದುಕನ್ನು ಸಾರ್ಥಕಗೊಳಿಸಬೇಕು. ಸರ್ವ ಶಿಕ್ಷಕರಿಗೂ ಅವರ ಬದುಕು ಮಾದರಿಯಾಗಬೇಕು. ರಾಷ್ಟ್ರದ ಪ್ರಗತಿಗೆ ಸೇವೆ ಸಲ್ಲಿಸುವ ಸತ್ಪ್ರಜೆಯನ್ನು ನಿರ್ಮಿಸುವಲ್ಲಿ ಶಿಕ್ಷಕರ ಪಾತ್ರ ಹಿರಿದಾದುದು. ಪ್ರಾಚೀನ ಕಾಲದಿಂದಲೂ ಸಹ ಸಮಾಜದಲ್ಲಿ ಗುರುವಿಗೆ ಉನ್ನತ ಮಟ್ಟದ ಸ್ಥಾನಮಾನ ನೀಡಿ ಗೌರವಿಸಲಾಗುತ್ತಿದೆ. ಗುರುವಿನ ಕಾರುಣಾದೃಷ್ಟಿ ಕೃಪೆ ಇಲ್ಲದೆ ವಿದ್ಯಾರ್ಥಿ ವಿದ್ಯೆಯನ್ನು ಗಳಿಸಿಕೊಳ್ಳಲಾರ. ದಾಸಶ್ರೇಷ್ಠರೆನಿಸಿದ ಗುರು ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುತ್ತಾರೆ. ಭಕ್ತಿ, ಪ್ರೀತಿ, ಶ್ರದ್ಧೆ, ಶ್ರಮ ಇವೇ 4 ವಿದ್ಯೆ ಗಳಿಸಲು ಆಧಾರ ಸ್ತಂಭಗಳಾಗಿದ್ದರೂ ನಿರಂತರ ಅಭ್ಯಾಸ ಅದರ ಜೀವಧಾತುವಾಗಿ ನಿಲ್ಲುತ್ತದೆ. ಇವೆಲ್ಲಕ್ಕೂ ಗುರುವಿನ ಸೂಕ್ತ ಮಾರ್ಗದರ್ಶನ, ಕೃಪೆ, ಪ್ರೋತ್ಸಾಹ ಅತ್ಯಗತ್ಯ. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯವರು ಗುರು ಗೋವಿಂದ, ಬಂಧನವ ಕಳೆಯಲರಿಯವರು ಗುರು ಗೋವಿಂದ. ಬಂಧುಗಳು ಉಂಟೆ ಸರ್ವಜ್ಞ, ಸಾರ್ವಕಾಲಿಕ ಸತ್ಯವಾದ ವಚನ ಗುರುವನ್ನು ಕುರಿತದ್ದಾಗಿದೆ. ಗುರುವೇ ನಿಜವಾದ ಬಂಧು ಎನ್ನುತ್ತಾರೆ ಕವಿ ಸರ್ವಜ್ಞ. ಸಾವಿರ ಉಳಿಗಳ ಪೆಟ್ಟು ತಿಂದ ಕಾಡುಗಲ್ಲು ಒಂದು ಸುಂದರ ಮೂರ್ತಿಯಾಗುವಂತೆ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳನ್ನು ಪೂಜಿಸಲ್ಪಡುವ ಮೂರ್ತಿಯನ್ನಾಗಿ ಮಾಡುತ್ತಾನೆ. ಶಿಕ್ಷಣದ ವ್ಯವಸ್ಥೆಯ ಪೂರ್ಣ ಹೊಣೆಯನ್ನು ಒಂದು ಸಂಸ್ಥೆಯಾಗಲಿ, ಸರ್ಕಾರವಾಗಲಿ, ಸಮಾಜವಾಗಲಿ ಹೊತ್ತಿರುವುದಿಲ್ಲ. ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವ, ವಿದ್ಯಾವಂತನನ್ನಾಗಿ ಕೊಡುವುದೇ ಶಿಕ್ಷಕ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ತಮ್ಮ ವೃತ್ತಿಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ತಮ್ಮ ಮೂಲ ವೃತ್ತಿಯನ್ನು ಅರಿತುಕೊಂಡು ಕರ್ತವ್ಯವನ್ನು ನಿರ್ವಹಿಸಬೇಕು. ವೃತ್ತಿಯನ್ನೇ ಮರೆತು ಅನ್ಯ ವಿಷಯಗಳ ಮೇಲೆ ಗಮನವನ್ನು ಹರಿಸದೆ ಮೂಲ ಉದ್ದೇಶಕ್ಕೆ ಪೆಟ್ಟು ಬಿದ್ದಂತಾಗುವುದು. ಜಾನ್ ರಸ್ಕನ್ ಅವರು ತಮ್ಮ ಕೃತಿಯಲ್ಲಿ ಐದು ಉದ್ಯೋಗಗಳ ಶ್ರೇಷ್ಠತೆಯನ್ನು ಕೊಂಡಾಡಿದ್ದಾರೆ. ಅವೆಂದರೆ ಸೈನ್ಯದಲ್ಲಿ ಸೇವೆ ಮಾಡುವುದು, ವಕೀಲಿ ವೃತ್ತಿ, ವೈದ್ಯಕೀಯ ವೃತ್ತಿ, ಇಂಜಿನಿಯರ್ ಹಾಗೂ ಶಿಕ್ಷಕ ವೃತ್ತಿ. ಎಲ್ಲ ವೃತ್ತಿಗಳಿಗಿಂತ ಶಿಕ್ಷಕ ವೃತ್ತಿಯೇ ಶ್ರೇಷ್ಠ ಎಂದು ರಸ್ಕಿನ್ ಹೊಗಳುತ್ತಾರೆ. ಇದಕ್ಕೆ ಕಾರಣ, ಶಿಕ್ಷಕ ಉಳಿದ ನಾಲ್ಕು ವೃತ್ತಿಗಳಿಗೆ ಸಂಬಂಧಿಸಿದ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವವನಾಗಿದ್ದಾನೆ. ಸಮಾಜದ ಎಲ್ಲ ರಂಗಗಳಿಗೆ ಮಾನವ ಸಂಪನ್ಮೂಲವನ್ನು ಒದಗಿಸುವ ವ್ಯಕ್ತಿಯಾಗಿದ್ದಾನೆ. ಆದ್ದರಿಂದ ಶಿಕ್ಷಕನಿಗೆ ಇಂದಿಗೂ ಗೌರವದ ಸ್ಥಾನವನ್ನು ನೀಡಲಾಗಿದೆ. ಉಪನಿಷತ್ತುಗಳು ಹೇಳುತ್ತವೆ, ಆಚಾರ್ಯ ಪೂರ್ವ ರೂಪಂ ಅಂತೇವಾಸಿ ಉತ್ತರ ರೂಪಂ ಎಂದು. ಜ್ಞಾನಸುದೆ ಅರಿಸುವವನೇ ಗುರು. ಈ ಸುದೆಯನ್ನು ಸೇವಿಸಿ ತನ್ನ ವ್ಯಕ್ತಿತ್ವ ರೂಪಿಸಿಕೊಳ್ಳುವವನೇ ಶಿಷ್ಯ. ಬದುಕಿನಲ್ಲಿ ಶ್ರೇಷ್ಠ ಗುರು ದೊರೆತರೆ ಶಿಷ್ಯನ ಜೀವನವೆಲ್ಲ ಪಾವನವಾಗುತ್ತದೆ. ಇದಕ್ಕೆ ನಿದರ್ಶನವಾಗಿ ನಮ್ಮ ಗುರು ಪರಂಪರೆಗೆ ಹೊಸ ಚೈತನ್ಯ ನೀಡಿದ ಶ್ರೀ ರಾಮಕೃಷ್ಣ ಪರಮಹಂಸ ಹಾಗೂ ಸ್ವಾಮಿ ವಿವೇಕಾನಂದರನ್ನು ಹೆಸರಿಸಬಹುದು. ಈ ಗುರುವಿನ ಚರಣದಡಿ ಬೆಳೆದ ನರೇಂದ್ರ ಮುಂದೆ ಸ್ವಾಮಿ ವಿವೇಕಾನಂದರಾಗಿ ಜಗತ್ತೇ ಮೆಚ್ಚುವಂತೆ ತನ್ನ ಪಾಂಡಿತ್ಯ ಪ್ರದರ್ಶಿಸಿ ಸಾಗರದಾಚೆ ತನ್ನ ಜನ್ಮಭೂಮಿಯ ಹಿರಿಮೆ ಗರಿಮೆ ಬಗ್ಗೆ ಮೆರೆದರು. ಶ್ರೇಷ್ಠ ಗುರು ದೊರೆತರೆ ಜ್ಞಾನ ತನ್ನಷ್ಟಕ್ಕೆ ತಾನೇ ಹರಿದು ಬರುತ್ತದೆ. ಶಿಕ್ಷಣ ವೃತ್ತಿ ಶ್ರೇಷ್ಠ ವ್ಯಕ್ತಿಯಾಗಿದ್ದು ಶಿಕ್ಷಕ ಸಮುದಾಯ ಸೇವಾ ಮನೋಭಾವದಿಂದ ಸಮಾಜದ ಸತ್ಪ್ರಜೆಗಳನ್ನು ರೂಪಿಸುವತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಸಮೃದ್ಧ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಮಹತ್ತರವಾದುದು. ಒಂದು ದೇಶದ ಸಮಾಜ ಬದಲಾಗಬಹುದು, ಅರ್ಥವ್ಯವಸ್ಥೆ ಬದಲಾಗಬಹುದು, ರಾಜಕೀಯ ವ್ಯವಸ್ಥೆ ಬದಲಾಗಬಹುದು. ಬದಲಾದ ಸನ್ನಿವೇಶಕ್ಕೆ ಶಿಕ್ಷಕನ ಜವಾಬ್ದಾರಿ ಹಾಗೂ ಪಾತ್ರ ಬದಲಾಗಬಹುದೇ ಹೊರತು ಶಿಕ್ಷಕನಿಲ್ಲದೆ ಪರಿವರ್ತನೆಯನ್ನು ತರುವುದು ಅಸಾಧ್ಯವಾದ ಮಾತು. ಹೀಗಾಗಿ ಗುರುವು ಹಿಂದೆ, ಹಿಂದು ಮುಂದೆ ಹಾಗೂ ಎಂದೆಂದಿಗೂ ಪೂಜ್ಯರಾಗಿಯೇ ಉಳಿಯುತ್ತಾರೆ. ಆದ್ದರಿಂದ ಪ್ರತಿಯೊಂದು ಶಿಕ್ಷಣವನ್ನು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿಯೇ ಧ್ಯಾನಿಸಿದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಒಬ್ಬ ಆದರ್ಶ ಶಿಕ್ಷಕನಲ್ಲಿರಬೇಕಾದ ಶಾಶ್ವತ ತತ್ವ ಮೌಲ್ಯಗಳ ಚಿರಂತನ ಸಾಕ್ಷಿಯಾಗಿದ್ದಾರೆ. ಅವರ ಆದರ್ಶ ತತ್ವದ ಅನುಷ್ಠಾನವೇ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗುರು ನಮನ.

0: ಅವಕಾಶ ಮಾಡಿಕೊಟ್ಟ ಶಿವಮೊಗ್ಗ FM ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಿಮಗೂ ಕೂಡ ಧನ್ಯವಾದಗಳು ಪಂಕಜಾ ನಟರಾಜ್ ಮೇಡಮ್. ಈ ದಿನ ಶಿಕ್ಷಕರ ದಿನಾಚರಣೆಯ ವಿಶೇಷತೆ ಕುರಿತು ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಸ್ನೇಹಿತರೆ, ಜೀವನಕ್ಕೊಂದು ದಾರಿ ತೋರಿದ ಗುರುಗಳಿಗೆ ಎಷ್ಟು ನಮನ ಸಲ್ಲಿಸಿದ್ರೂ ಕಡಿಮೆನೆ ಅನಿಸುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಮೌಲ್ಯಯುತವಾಗಿ ರೂಪಿಸುವ ಶಿಕ್ಷಕರ ಸಾಮರ್ಥ್ಯ ಅದ್ಭುತ. ಮತ್ತೊಮ್ಮೆ ನಾಡಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಪಂಕಜ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ನಿಮ್ಮ RJ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈ ರುಚಿ.
6: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ RJ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
12: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
13: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
14: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
14: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಎಲ್ಲಾ ಶಿಕ್ಷಕರಿಗೂ ಕೂಡ ಇವತ್ತಿನ ಒಂದು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸೊ ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ, ಶಿಕ್ಷಕರ ದಿನಾಚರಣೆ. ಸೊ ಹಾಗಾಗಿ ಶಿಕ್ಷಕರಿಗೋಸ್ಕರ ಪ್ರೋಗ್ರಾಮ್ನ ಮಾಡ್ತಾ ಇದೀವಿ ಅಂತ ಹೇಳಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಶಿಕ್ಷಕರ ಬಗ್ಗೆ ಇವತ್ತು ನೀವು ಮಾತಾಡಬಹುದು. ಹಾಗೆ ನಿಮ್ಗೆ ತುಂಬಾ ಇಷ್ಟವಾಗಿರೋ ಟೀಚರ್ ಯಾರು, ಅವರಿಂದ ಕಲಿತ ಪಾಠ ಏನು ಅನ್ನೋದನ್ನ ತಿಳಿಸ್ಕೊಡ್ಬಹುದಾಗಿದೆ. ಹಾಗೆ ನಮ್ಮ ಜೀವನದಲ್ಲಿ ಶಿಕ್ಷಕರ ಪಾತ್ರ ಬಹು ದೊಡ್ಡದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನವನ್ನ ರೂಪಿಸುವವರೇ ನಮ್ಮ ಶಿಕ್ಷಕರು ಅಂತ ಹೇಳಬಹುದಲ್ವಾ. ನಮಗೆ ಶಿಕ್ಷಣವನ್ನ ಕೊಟ್ಟು ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನ ಕಲಿಸುವುದೇ ಶಿಕ್ಷಕರು ಅಂತಾನೆ ಹೇಳಬಹುದು. ಜೀವನದ ಮೌಲ್ಯವನ್ನ ಕಲಿಸುವವರು ಶಿಕ್ಷಕರು. ಸೊ ಹಾಗಾಗಿ ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು, ನಿಮಗೆ ದಾರಿ ತೋರಿದ ಗುರು ಯಾರು ಅನ್ನೋದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮಾತನಾಡಬಹುದಾಗಿದೆ. ಹಾಗೆ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕು ಅಂದ್ರೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9628769680962799, ಈ ಸಂಖ್ಯೆಗೆ ಕರೆ ಮಾಡಿ ಹಾಗೆ ನನ್ನ ಜೊತೆ ಮಾತನಾಡಿ ಅಂತ ಹೇಳ್ತಾ ಈಗ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರಿದು ಮಾತಾಡ್ತಿರೋದು? ಗಂಗಪ್ಪ ಸರ್.
1: ಹೌದ್ರಿ ಮೇಡಮ್. ನಮಸ್ತೆ ಮೇಡಮ್.
0: ನಮಸ್ತೆ, ಹೇಗಿದ್ದೀರಾ ಸರ್?
1: ಚೆನ್ನಾಗಿದ್ದೀರಿ ಮೇಡಮ್, ತಾವು?
0: ನಾನ್ ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
1: ಆಗ್ಯದ ನೋಡ್ರಿ ಮೇಡಮ್. ತಮ್ದಾಗಿದ್ರೆ
0: ನಮ್ದು ಆಯ್ತ್ರಿ.
1: ಏನಾಗಿದ್ರಿ ಮೇಡಮ್?
0: ನಮ್ದು ಇವತ್ತು ಪುಳಿಯೋಗರೆ ರೀ. ಹೇಳ್ರಿ, ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು?
1: ಮೇಡಮ್ ರೀ, ನಮ್ಮ ಶಿಕ್ಷಕರು ಅವಾಗ ನಾವು ಶಾಲೆ ಕಲಿಯ ಮುಂದ ಶಿಕ್ಷಕರು ಅಂತಂದ್ರೆ ಅದು ಹೇಳ್ಬಾರ್ದು ಬಿಡಿ ಮೇಡಮ್. ನೆನಪ್ ಮಾಡ್ಕೊಂಡಪ್ಪ ಅಂತಂದ್ರೆ ಮತ್ ಬುಗುರ ಬರ್ತದ್ರ ಅಷ್ಟಂತ ಶಿಕ್ಷಕರ ಅವಾಗ. ಮೇಡಮ್ ರೀ, ಒಂದು ದಿವಸ ನಾವ್ ಏನಾದ್ರು ಅಪ್ಪಿ ತಪ್ಪಿ ಶಾಲೆ ಬಿಟ್ವಿ ಅಂತ ಹೇಳಂದ್ರ ಅವ್ರು ಏನ್ ಮಾಡ್ತಿದ್ರು ಗೊತ್ತನ್ರಿ ಮೇಡಮ್? ಅದು ಅವಾಗಿಂದು ತಲೆ ಜಯಂತಿ ಮಠ ರೀ ಮೇಡಮ್, ಅದು ಒಂದ್ ಮಠದ ಕಲಿಸ್ತಿದ್ರಿ ಶಾಲೆ ಇದ್ದಿಲ್ರಿ ನಾವ್ ಕಲೆ ಮುಂದ 70th ಇಸ್ವಿಗ್ರಿ. ಅದನ್ನ ಏನ್ ಮಾಡ್ತಿದ್ರಿ? ನಾವ್ ಒಂದ್ ದಿವ್ಸ ಶಾಲೆ ಬಿಟ್ನಪ್ಪ ಅಂತಂದ್ರ ಎರಡು ಕಾಲ್ ಕಟ್ಟಿ ತಲೆ ತಳಕ್ ಮಾಡಿ ತೂಗ್ ಬಿಟ್ ಬಿಡ್ತಿದ್ರಿ. ಏನ್ರಿ ಅಂತವೆಲ್ಲ ಅನ್ಭವಿಸ್ರಿ ಮೇಡಮ್. ಅವಾಗಿನ ಶಾಲೆನ ಬೇರೆ, ಇವಾಗಿನ ಶಾಲೆ ಶಿಕ್ಷಕರ ಬೇರೆ ರೀ ಮೇಡಮ್. ಈಗ ಶಿಕ್ಷಕರು ಯಾರು ಎದರಂಗಿಲ್ರಿ ಈಗ ಮೇಡಮ್. ನಾವ್ ಅಲ್ಲೆಲ್ಲಾರ ಶಿಕ್ಷಕರು ಬರ್ತಾರ ಅಂತ ಹೇಳಂತಪ್ಪ ಅಂತಂದ್ರ ಎಲ್ಲಾರ ಆಡಿಕಂತಿದ್ದೀವ್ರಿ, ಇಲ್ಲದ್ನಪ್ಪ ಅಂತಂದ್ರೆ ಇಲ್ಲಿ ಸಂದಿಡ್ದು ಓಡಿ ಹೋಗ್ಬಿಡ್ತಿದ್ವಿ.
0: ಭಯ ಗೌರವ
1: ಅಷ್ಟ ಗೌರವ ಇತ್ತು ಮೇಡಮ್. ಭಯನ ಅಷ್ಟ ಭಯ ಇರ್ತಿತ್ತು. ಅವಾಗಿನ ಶಿಕ್ಷಕರ ಬೇರೆ ರೀ, ಈಗಿನ ಶಿಕ್ಷಕರ ಬೇರೆ, ಅವಾಗಿನ ವಿದ್ಯಾರ್ಥಿಗಳು ಬೇರೆ, ಈಗಿನ ವಿದ್ಯಾರ್ಥಿಗಳನ್ನ ಬೇರೆ ರೀ. ನಾವು ಅವಾಗ ರೀ ಮೂರನೇ ಕ್ಲಾಸ್ ಶಾಲೆ ಓದಿದ್ವಿ ಅಂತ ಹೇಳಂತಂದ್ರೆ 10th ಕ್ಲಾಸ್ ಶಾಲೆ ಓದಿದಷ್ಟು ನಮ್ಗೆ ಸಂತೋಷ ಇರ್ತಿತ್ತು. ಈಗಲ್ರಿ, ಈಗ ನಾವ್ 3ನೇ ಕ್ಲಾಸ್ ಓದಿದ್ರ ಅವಾಗ 3ನೇ ಕ್ಲಾಸ್ ಓದಿದ್ರ ಅಷ್ಟೇ, ಈಗ 10ನೇ ಕ್ಲಾಸ್ ಓದಿದ್ರ ಅಷ್ಟೇ. ಅವಾಗಿನ ಶಾಲೆನ ಬೇರೆ ರೀ ಮೇಡಮ್. ಅವಾಗಿನ ಸ್ಟ್ರಿಕ್ ಇತ್ತು, ಅವಾಗಿನ ಗುರುಗಳಿಗೆ ನಾವು ಅಷ್ಟೇ ಎದುರ್ಕೊಂತಿದ್ವಿ. ನಾವು ಮಾಸ್ಟರ್ ಬಂದ್ರು ಅಲ್ಲೇ ಮಾಸ್ಟರ್ ಬಂದ್ರು ಅಂತ ಹೇಳಂತಂದ್ ಎಲ್ಲ ಇಂಗ್ಲೀಷ್ ಇಂಗ್ಲೀಷ್ ಓದಿ ಹೋಗ್ಬಿಡ್ತಿದ್ವಿ ನಾವು. ಈಗಲ್ರಿ ಹೆಗಲ್ ಮೇಲೆ ಕೈ ಇಟ್ಕೊಂಡು ಹೋಗ್ರಿ ಈಗ ಯಾವ ಶಿಕ್ಷಕರನ್ನ ಭಯನ ಇಲ್ರಿ ಈಗ. ಆದ್ರ ಅವ್ರಿಗೆ ಬೆಲೆ ಕೊಡ್ಬೇಕ್ರಿ ಮೇಡಮ್. ಯಾಕಂದ್ರ ಮನೆಗ ನಮ್ಮ ತಾಯಿ ಗುರು, ಶಾಲೆಯಲ್ಲಿ ಅವ್ರ ಗುರು. ಹಂಗಾಗಿ ಅವ್ರಿಗೆ ಬೆಲೆ ಕೊಡ್ಬೇಕ್ರಿ ಮೇಡಮ್. ಶಿಕ್ಷಕರ ದಿನದ ದಿನಾಚರಣೆಯ ಶುಭಾಶಯಗಳು ಮೇಡಮ್ ತಮ್ಗೆ.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು
0: ಎಸ್. ಗಂಗಪ್ಪ ಬಡಿಗೇರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರ ನೆಚ್ಚಿನ ಶಿಕ್ಷಕರು ಯಾರು ಅಂತ ಕೇಳೋಣ. ಹಲೋ ಹಲೋ, ನಮಸ್ತೆ. ಪ್ರೇಮಾ ಮೇಡಮ್, ಹೇಗಿದ್ದೀರಾ?
2: ಮೇಡಮ್
0: ತಿಂಡಿ ಆಯ್ತಾ? ರೊಟ್ಟಿ ಪಲ್ಯ. ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಓಕೆ
0: ಹಾಡಿ.
2: ಗುರುವೇ
0: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ ಮೇಡಮ್.
0: ಎಸ್ ಪ್ರೇಮ ಅವರು ಕರೆ ಮಾಡಿದ್ರು, ಹಾಗೆ ಅವರ ಗುರುವಿಗಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
2: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
0: ತಿಂಡಿ ಆಯ್ತು ಬ್ರಹ್ಮಾನಂದ ಸರ್, ನಿಮ್ದು ಆಯ್ತಾ?
2: ನಂದು ಸಾಬೇದಾನಿ ಕಿಚಡಿ ಮೇಡಮ್. ನಿಮ್ದು?
0: ನಮ್ದು ಇವತ್ತು ಪುಳಿಯೋಗ್ರೆ.
2: ಪೀಪಾರ್ ಪುಳಿಯೋಗ್ರೆ. ಓಕೆ ಮೇಡಮ್. ಮೇಡಮ್, ಇವತ್ತು ವಿಶೇಷವಾಗಿ ಶಿಕ್ಷಕರ ದಿನಾಚರಣೆ ಇದೆ.
0: ಹೌದು,
2: ನಮಗೆ ಇವತ್ತು ನಮಗೆ ಒಂದು ಶಿಕ್ಷಣವನ್ನು ಕಲಿಸಿ, ಅಕ್ಷರಾಭ್ಯಾಸವನ್ನು ಮಾಡಿಸಿ, ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಬಾಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರುಗಳಿಗೆ ನಾವು ವಿಶೇಷವಾಗಿ ಇವತ್ತು ನಮನಗಳನ್ನು ಸಲ್ಲಿಸಬೇಕಾಗತ್ತೆ. ಅದರ ಜೊತೆಗೆ ನಾನು ಹೇಳೋ ಪ್ರಕಾರ, ಒಂದು ಮಗುವಿನಿಂದ ಹಿಡಿದು ಒಬ್ರು ವೃದ್ಧಾಪದವರೆಗೂ ಯಾರೇ ಇರಲಿ, ಯಾವುದೇ ಸಮಯದಲ್ಲಿ ಸಂದರ್ಭದಲ್ಲಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೋ, ನಮ್ಮ ಅಣ್ಣ ತಂಗಿ ಆಗಿರ್ಲಿ, ಅಪ್ಪ ಅಮ್ಮ ಆಗಿರ್ಲಿ, ಅವರು ಕೂಡ ಎಲ್ಲರೂ ಆಧ್ಯಾತ್ಮಿಕ ಗುರುಗಳಾಗಿರ್ಲಿ, ಯಾರು ಒಳ್ಳೆಯದನ್ನು ಹೇಳ್ಕೊಡ್ತಾರೋ ಅವರೆಲ್ಲರೂ ಗುರುಗಳೇ ಅಂತಕ್ಕಂಥದ್ದು ನನ್ನ ಭಾವನೆ ಮೇಡಮ್.
0: ನಿಜ ನಿಜ ಸರ್, ಖಂಡಿತವಾಗಿ.
2: ನನಗೆ ಈ ಸಮಯದಲ್ಲಿ ನನ್ನ ಪ್ರಾಥಮಿಕ ಶಾಲೆಯ ಅನೇಕ ಶಿಕ್ಷಕರು ನೆನಪಿಗೆ ಬರ್ತಾರೆ. ಅದರಲ್ಲಿ ಮುಖ್ಯವಾಗಿ ನನಗೆ ಇದು ಹಿಂದಿ ಹೇಳ್ಕೊಟ್ಟ ಮಾಸ್ಟರ್, ಮತ್ತೆ ಇಂಗ್ಲಿಷು ಹಿಂದಿ ನನಗೆ ತುಂಬಾ ಕಷ್ಟ ಆಗ್ತಿತ್ತು ಫಸ್ಟ್. ಹಾಲಪ್ಪ ಮೇಸ್ಟ್ರು ಅಂತ ಇದ್ರು, ಇವತ್ತಿಗೂ ಇದಾರೆ ಅವರು ಗುರುಪುರದಲ್ಲಿ. ಮೊನ್ನೆ ಇದ್ದಕ್ಕಿದ್ದಂಗೆ ನಾನು ಗುರುಪುರದ ಕಡೆ ಹೋದಾಗ ಅವ್ರು ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸಿ ತುಂಬಾ ಸಂತೋಷ ಅನ್ನಿಸ್ತು. ಈಗ ತುಂಬಾ ಏಜ್ ಆಗಿದೆ ಅವ್ರಿಗೆ, ಆದ್ರೂ ಬಾ ಒಳಗಡೆ ಕುತ್ಕೊಂತ ಪ್ರೀತಿಯಿಂದ ಕರೆದ್ರು. ಆಮೇಲೆ ಅವ್ರ ಜೊತೆ ಇಲ್ಲ ಟೈಮ್ ಇಲ್ಲ ಅಂತೇಳಿ ಒಂದ್ ಸೆಲ್ಫಿ ತಗೊಂಡ್ಬಂದೆ ಹಾಲಪ್ಪ ಮೇಸ್ಟ್ ಹತ್ರ. ತುಂಬಾ ಸಂತೋಷ ಅನ್ನಿಸ್ತು. ಅದ್ರ ಜೊತೆಗೆ ನನಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ಬ್ಯಾಕ್ ಇದ್ದೆ ಹೈಸ್ಕೂಲ್ ಅಲ್ಲಿ, ಪಿಯುನಲ್ಲಿ. ಈ ರೇವಣ್ಣ ಅಂತ ಒಬ್ರು ಮಾಸ್ಟರ್ ಇದ್ರು, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಅಂದ್ರೆ, ಅವರು ಹೇಳ್ಕೊಟ್ ಕೂಡಲೇ ನಮ್ಮ ತಲೆ ಒಳಗ ಹಾಗೆ ಎಲ್ಲ ಫಾರ್ಮುಲಾಗಳು ಮತ್ತೆ ಗಣಿತದ ಯಾವುದೇ ಒಂದು ಕ್ಲಿಷ್ಟ ಸಮಸ್ಯೆಗಳು ಚೆನ್ನಾಗಿ ಇದಾಗ್ತಿತ್ತು. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಒಂದು ಕೈಯಲ್ಲಿ ಸೀಮೆ ಸುಣ್ಣ ಹಿಡ್ಕೊಂಡಿರ್ತಿದ್ರು, ಎಲ್ಲ ಆದ್ಮೇಲೆ ಗೊತ್ತಾಯ್ತಾ ಅಂತ ಚಾಕ್ಪೀಸ್ ತಂದ ತಲೆ ಮೇಲೆ ಕುಡ್ತಿದ್ರು. ಇವತ್ತಿಗ ನೆನಪಿದೆ. ಆಮೇಲೆ ನಮ್ಮ ಹಾಲಪ್ಪ ಮೇಸ್ಟ್ರು ಏನ್ ಮಾಡ್ತಿದ್ರು, ಅವ್ರ ಮನೆ ಟ್ಯೂಷನ್ಗೆ ಹೋಗ್ತಿದ್ವಿ. ಟ್ಯೂಷನ್ಗೆ ಹೋದಾಗ ನಾವು ಅವ್ರ ಮನೇಲಿ ಸಂಜೆ ಹೊತ್ತು ಕಾಫಿ ತಿಂಡಿ ಮಾಡ್ತಿದ್ರು. ಪಾಪ ಎಲ್ಲ ಮಕ್ಕಳಿಗೂ ಡೈಲಿ ಕೊಡ್ತಿದ್ರು, ತಿನ್ನಕ್ ಖುಷಿ ಆಗ್ತಿತ್ತು. ಮತ್ತೆ ಏನಾದ್ರು ತಪ್ಪು ಮಾಡಿದ್ರೆ ಎರಡು ಕೈ ಕೊಡು ಅಂತೇಳಿ ಹೊಡಿತಿದ್ರು. ಮತ್ತೆ ಇನ್ನೊಬ್ರು ರಾಮಚಂದ್ರಪ್ಪ ಮೇಸ್ಟ್ರು ಅಂತ ಹೆಡ್ ಮಾಸ್ಟರ್ ಇದ್ರು ನಮ್ಮ BRP ಇದ್ರಲ್ಲಿ ಪ್ರೈಮರಿ ಸ್ಕೂಲ್ ಅಲ್ಲಿ. ಅವರಂತೂ ತಪ್ಪು ಮಾಡಿದ್ರೆ ಬೆನ್ನಿಗೆ ಹೊಡಿತಿದ್ರು ಮೇಡಮ್. ಅದಕ್ಕಿಂತ ಮುಖ್ಯವಾಗಿ ಇನ್ನೊಬ್ರು ಶಂಕರಪ್ಪ ಮಾಸ್ಟರ್ ಅಂತ PT ಮಾಸ್ಟರ್ ಈಗಲೂ ಇದಾರೆ ಶಂಕರ್ಗಡ್ತಲ್ಲಿ. ಅವರು ಕೂಡ ನಮಗೆ ಡ್ರಿಲ್ ಗಳನ್ನ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಪ್ರತಿ ಶನಿವಾರ ಬೆಳಗ್ಗೆ ಡ್ರಿಲ್ ಕ್ಲಾಸ್ ಇರ್ತಿತ್ತು, ನಮ್ಗೆ ಎಲ್ಲರಿಗೂ ನಿಲ್ಸಿ ಡ್ರಿಲ್ ಹೇಳ್ಕೊಡ್ತಿವಿ. ಒಂಚೂರು ತಪ್ಪು ಮಾಡಿದ್ರೆ ಕಾಲಿಗೆ ಪಟ್ ಪಟ್ ಅಂತ ಹೊಡಿತಿದ್ರು, ಸೀಟಿಲ್ ಕೂಗ್ತಿದ್ರು. ಇವತ್ತಿಗೂ ನೆನಪಿದೆ. ಅದಕ್ಕೆಲ್ಲದಕ್ಕೂ ಮುಖ್ಯವಾಗಿ ಇನ್ನೊಬ್ರು DM ಜಯದೇವ

ಅಂತ ತೋಟಗಾರಿಕೆ ಮೇಸ್ಟ್ರು. ಅವರು ನಮಗೆ ತೋಟಗಾರಿಕೆ ಮೇಸ್ಟ್ರ್ ಆಗಿ ಬಂದ್ಮೇಲೆ ಗಿಡಗಳ ಸಂರಕ್ಷಣೆ, ಗಿಡಗಳನ್ನ ಬೆಳೆಸೋದು, ಶಿಸ್ತು ಇವೆಲ್ಲವನ್ನ ಕಲಿಸಿದ್ರು. ಹೀಗೆ ಪ್ರತಿಯೊಬ್ರು ಮಾಸ್ಟರ್ ಒಂದೊಂದೊಂದೊಂದು ನಮಗೆ ಕಲಿಸ್ಕೊಟ್ಟಿದ್ದಾರೆ, ಪ್ರತಿಯೊಬ್ರು ಸ್ಫೂರ್ತಿಯಾಗಿದ್ದಾರೆ. ಇವತ್ತಿಗೂ ನಾವು ಅವರೆಲ್ಲರೂ ಸಿಕ್ಕಿದ್ರು ನಮಗೆ ಖುಷಿ ಅನ್ಸುತ್ತೆ, ಸಂತೋಷ ಅನ್ಸುತ್ತೆ. ಅದ್ರ ಜೊತೆಗೆ ನಾನು ನಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ಇವರನ್ನು ಸಹ, ಮತ್ತು ನನಗೆ ಯಾರೇ ಜೀವನದಲ್ಲಿ ಸಲಹೆ ಸೂಚನೆ ಕೊಡ್ಲಿ ದೊಡ್ಡವರು ಚಿಕ್ಕವರು ಎಲ್ಲರನ್ನ ಗುರುಗಳು ಅಂತಾನೆ ಭಾವಿಸ್ತೀನಿ. ಈ ಸಮಯದಲ್ಲಿ ಗುರುಗಳ ಬಗ್ಗೆ ಒಂದೇ ಒಂದು ಲೈನ್ ಹಾಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುರು

0: ಗುರುನಾಮೃತ ಗುರುನಾಮೃತ ಸವಿ ಮನವೇ. ಮೇಡಮ್, ನೀವು ಆರ್ಜೆಗಳು ಕೂಡ ನಮಗೆ ಗುರುಗಳಿದ್ದಂತೆ, ನಿಮಗೂ ಈ ಒಂದು ವಿಶೇಷ ಸಂದರ್ಭದಲ್ಲಿ ನನ್ನ ವಿಶೇಷ ಅಭಿನಂದನೆಗಳು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಹಾಗೆ ಶಿಕ್ಷಕರ ಬಗ್ಗೆ ಮಾತನಾಡ್ತಾ ಇದ್ರು, ಅವರ ನೆಚ್ಚಿನ ಶಿಕ್ಷಕರಿಗಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಾಯ್ ರಕ್ಷಿತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮಾ ಮ್ಯಾಮ್, ಹೇಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೀನಿ ರಕ್ಷಿತಾ, ನೀವು ಚೆನ್ನಾಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ಆಯ್ತಾ ತಿಂಡಿ?
2: ಹಾ, ತಿಂಡಿ ದೋಸೆ ಚಟ್ನಿ ಪಲ್ಯ ಆಯ್ತು.
1: ಓಕೆ.
2: ಇವತ್ತು ನಿಮ್ಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.
1: ಥ್ಯಾಂಕ್ ಯು.
2: ಮತ್ತೆ ರೇಡಿಯೋ ಬಳಗ ಎಲ್ಲರಿಗೂ ಕೂಡ, ಯಾಕೆಂದ್ರೆ ಅದು ಒಂದ್ ರೇಡಿಯೋ ಎಫ್ ಎಂ ಕೂಡ ನಮ್ಗೆಲ್ಲ ಗುರು ಇದ್ದ ಹಾಗೆ. ಆಯ್ತಾ, ದಿನ ನಿತ್ಯ ನಮ್ಗೆ ಕಲಿಸ್ತಾ ಇದೆ, ಹಾಗಾಗಿ ಅದು ಒಂದು ಗುರುನೇ. ಎಲ್ಲರಿಗೂ ಕೂಡ ಶುಭಾಶಯಗಳು, ಕೇಳಿದರಿಗೂ ಕೂಡ.
1: ಓಕೆ. ಹಾಗೇನೆ ನೀವು ನಿಮ್ಮ ಶಿಕ್ಷಕರ ಬಗ್ಗೆ ಹೇಳೋದಾದ್ರೆ, ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು ಮ್ಯಾಮ್?
2: ನನ್ಗೆ ಪ್ರೈಮರಿ ಶಾಲೆಯಲ್ಲಿ ಒಬ್ರು, ನೀವು ಟಾಪಿಕ್ ನೋಡಿದ ತಕ್ಷಣ ಅನ್ಕೊಂಡೆ, ಕನ್ನಡ ಟೀಚರ್ ಇದ್ರು, ಕನ್ನಡ ಶಿಕ್ಷಕರು. ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕನ್ನಡ ಹೇಳ್ಕೊಡ್ತಾ ಇದ್ರು.
1: ಓಕೆ.
2: ಅಂದ್ರೆ ಎಂತವ್ರಿಗು ಕೂಡ ಸುಲಭವಾಗಿ ಅರ್ಥ ಆಗ್ಬೇಕು, ಯಾಕೆಂದ್ರೆ ಈಗ ನಾವ್ ಹೇಳ್ತೀವ ಗುರು ಅಂದ್ರೆ ಮಾರ್ಗದರ್ಶಕ, ಗುರು ಅಂದ್ರೆ ಜೀವನ ಕಲಿಸುವಂತ, ದಾರಿ ತೋರಿಸುವಂತ, ಅಜ್ಞಾನ ಕಳೆದು ಕತ್ತಲೆ ಮತ್ತೆ ಕಳೆದ್ಬಿಟ್ಟು ಸುಜ್ಞಾನದೆಡೆ ಕರ್ಕೊಂಡು ಹೋಗುವಂತ ಗುರು ಅಂತ ಎಲ್ಲ ಹೇಳ್ತೀವಲ್ವಾ, ಹಾಗೆ ನಮ್ಗೆ ಏನ್ ಫೌಂಡೇಶನ್ ಅಲ್ಲಿ ಇರುತ್ತಲ್ವಾ, ಆ ಒಂದು ಶಿಕ್ಷಣನೇ ಜೀವನದ ಒಂದು ದಾರಿ ದೀಪ ಆಗುತ್ತೆ.
1: ನಿಜ ನಿಜ.
2: ಹಾಗಾಗಿ ಮೊದಲನೇದಾಗಿ ನಾವು ಮೊದಲು ಏನ್ ಕಲಿತೀವಲ್ವಾ, ಅಲ್ಲಿಂದಾನೇ ನಾವು ಶಿಕ್ಷಕರನ್ನ ನಾವು ಮೆಚ್ಕೊಂಡಿದೀವಿ, ಯಾಕೆಂದ್ರೆ ಅಷ್ಟು ಉತ್ತಮವಾದಂತಹ ಗುಣಗಳನ್ನ ಜೊತೆಗೆ ವಿದ್ಯೆಗೆ ಒಂದು ಉತ್ತಮವಾದ ಸಂಸ್ಕಾರ ಕಲ್ಸ್ಕೊಟ್ಟಿದ್ದಾರೆ ಅವರು. ಹಾಗಾಗಿ ಉತ್ತಮವಾಗಿ ಚೆನ್ನಾಗಿ ಜೀವನ ಮಾಡ್ತಾ ಇರೋದಕ್ಕೆ ಅವರೇ ಫೌಂಡೇಶನ್ ನಮ್ಗೆ. ಅವರು ಶಂಕರಪ್ಪ ಸರ್ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಪಾಠ ಮಾಡೋರು ಅವ್ರು, ಎಂತರಿಗೂ ಕೂಡ, ಎಂತ ದಡ್ಡರಿಗೂ ಕೂಡ ಅರ್ಥ ಆಗ್ಬೇಕು, ಅವನು ಒಳ್ಳೆ ವಿದ್ಯಾರ್ಥಿ ಆಗ್ಬೇಕು, ಆ ರೀತಿ ಅವ್ರು ತಯಾರ್ ಮಾಡ್ತಾ ಇದ್ರು. ಅವರನ್ನ ತುಂಬಾ ನೆನ್ಸ್ಕೊಳ್ತೀನಿ ನಾನು ಈಗ್ಲೂ ಕೂಡ. ಇಷ್ಟು ಸ್ಪಷ್ಟವಾಗಿ ನಾನು ಕನ್ನಡ ಮಾತಾಡ್ತೀನಿ ಅಂದ್ರೆ ಅವರೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ತಾಯಿ ಮನೇಲಿ ತಾಯಿ ಗುರು ಆದ ನಂತರ ನನ್ಗೆ ಅವ್ರೇನೆ ನನಗೆ ಹೆಚ್ಚಿನ ಗುರು ಆಗಿದ್ರು, ನೆಚ್ಚಿನ ಗುರು ಆಗಿದ್ರು. ಮತ್ತೆ ಇನ್ನು ಹೈಸ್ಕೂಲಿಗೆ ಬಂದಾಗ ಇನ್ನೊಬ್ರು ಈಶ್ವರಪ್ಪ ಅಂತ ಹೇಳಿದ್ರು, ಮ್ಯಾಥಮೆಟಿಕ್ಸ್. ಅವರು ಜೀವನ ಅಂದ್ರೆ ಒಂದು ಲೆಕ್ಕಾಚಾರ ಅಂತ ಯಾವಾಗ್ಲೂ ಆ ರೀತಿ ಹೇಳ್ಕೊಡ್ತಾ ಇದ್ರು ನಮ್ಗೆ. ಮ್ಯಾಥಮೆಟಿಕ್ಸ್ ಅಂದ್ರೆ ಎಲ್ರಿಗೂ ಕೂಡ ಕಡಲೆ, ಇದು ಕಬ್ಬಿಣದ ಕಡಲೆ ಅನ್ನೋ ತರ ಇರ್ತಾ ಇತ್ತು ಅಲ್ಲ ಎಲ್ಲ. ಅವ್ರು ಅಷ್ಟು ಈಸಿಯಾಗಿ ತುಂಬಾ ಚೆನ್ನಾಗಿ ಅದನ್ನ ಪಾಠ ಹೇಳ್ತಾ ಇದ್ರು. ಹಾಗಾಗಿ ಇನ್ನ ಪಿ ಯು ಸಿ ಕಾಲೇಜ್ ಲೆವೆಲ್ ಬಂದಾಗ ಎಕನಾಮಿಕ್ಸ್ ಲೆಕ್ಚರ್ ಅವ್ರು ತುಂಬಾ ಇಷ್ಟ ನನ್ಗೆ. ಹಾಗಾಗಿ ಈ ಎಲ್ಲ ಗುರುಗಳು ಕೂಡ ಜೀವನ ನಮ್ಗೆ ಹೇಗೆ ಏನು ಅಂತ ಹೇಳಿ ನಮ್ಗೆ ಮಾರ್ಗದರ್ಶನ ಮಾಡಿ ನಮ್ಗೆ ಒಂದು 16-18 ವರ್ಷ ವಿದ್ಯೆ ಕಲ್ಸಿರ್ತಾರೆ, ಜ್ಞಾನ ಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ಜೀವನ ಇಷ್ಟು ಚೆನ್ನಾಗಿರಕ್ಕೆ ಗುರುಗಳೇ ಮುಖ್ಯ ಕಾರಣ. ಜೊತೆಗೆ ಅಂತಹ ಮಹಾನ್ ಗುಣಗಳನ್ನು ಹೊಂದಿದ ಸರ್ವಪಲ್ಲಿ ರಾಧಾಕೃಷ್ಣನ್ ಸರ್ ಅವರಿಗೂ ಅವರ ಒಂದು ಹುಟ್ಟಿದ ದಿನ ಆಗಿ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತೀವಲ್ವಾ ಅಂತ. ಉತ್ತಮ ಶಿಕ್ಷಕರು ನಮ್ಮ ರಾಷ್ಟ್ರಪತಿಗಳಾಗಿದ್ರು ಕೂಡ ಅವರು, ಅವರನ್ನ ಇಂದು ನೆನೆಯಂತ ದಿನ, ಎರಡು ಲೈನ್ ಅವರಿಗೋಸ್ಕರ ನಮನ ಸಲ್ಲಿಸ್ಬಿಡ್ತೀನಿ.

0: ನನ್ನೆಲ್ಲ ಗುರುಗಳಿಗೆ ಈ ಒಂದು ಎರಡು ಲೈನ್ ಸಲ್ಲಿಸಿದ್ದೇನೆ ರಕ್ಷಿತಾ.
1: ಓಕೆ, ಧನ್ಯವಾದ.
0: ತುಂಬಾ ತುಂಬಾ ಚೆನ್ನಾಗಿ ಜೀವನ ಕೊಟ್ಟಿದ್ದಾರೆ ಗುರುಗಳೆಲ್ಲ ಕೂಡ. ಒಂದು ಮಗುನು ಅಂತ ಹೇಳ್ತೀವಿ, ಏನೇ ನಮಗೆ ಒಂದು ಸಣ್ಣದಾಗಿ ಹೇಳಿದ್ರು ಕೂಡ ಅದನ್ನು ಕೂಡ ಗುರು ಅಂತಾನೆ ಕರಿತೀವಿ ಅಲ್ವಾ?
1: ಹೌದು, ಖಂಡಿತ.
0: ಹಾಗಾಗಿ ಇಂತ ಒಂದು ಒಳ್ಳೆ ದಿನ ಇವತ್ತು, ಒಳ್ಳೆ ಟಾಪಿಕ್ ಕೂಡ ತಂದಿದ್ದೀರಾ, ಧನ್ಯವಾದಗಳು ನಿಮ್ಗೆ.
1: ಧನ್ಯವಾದಗಳು ಮೇಡಮ್. ಕುಸುಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು, ಅವರ ಗುರುಗಳನ್ನ ನೆನ್ಪು ಮಾಡ್ಕೊಳ್ತಾ ಇದ್ರು. ಹಾಗೇನೆ ಎಲ್ಲರೂ ಕೂಡ ಅವರ ಗುರುಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡ್ತಿದ್ದಾರೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
1: ತಿಂಡಿ ಆಯ್ತಾ ಸರ್? ಊಟ?
2: ಊಟ ಊಟ.
1: ಓಕೆ, ನಿಮಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.
2: ಧನ್ಯವಾದಗಳು ಮೇಡಮ್. ಹಾಗೆ ಎಲ್ಲ ಸಮಸ್ತ ಗುರುವರ್ಯರಿಗೆಲ್ಲ ಇವತ್ತು ಶಿಕ್ಷಕರ ದಿನದ ಹಾರ್ದಿಕ ಶುಭಾಶಯಗಳು ಮೇಡಮ್.
1: ಓಕೆ
2: ಮೇಡಮ್, ನಮಗೆ ನೀವು ಅದೇ ನಿಮ್ಮ ಗುರುಗಳನ್ನ ನೆನಪು ಮಾಡ್ಕೊಳ್ಳೋ ಒಂದು ಸದಾವಕಾಶ ಅಂತ ಹೇಳಿದ್ರಿ. ನಾನು ಪ್ರಾಥಮಿಕ ಹಂತದಲ್ಲಿ ಶಂಕರಪ್ಪ ಮಾಸ್ಟರ್ ಅಂತ ಮೇಡಮ್ ನಮಗೆ ತುಂಬಾ ಆದರ್ಶ ಮಾಡಿದ್ರು. ಅವರು ಶುಭ್ರ ಶ್ವೇತ ವಸ್ತ್ರಧಾರಿ ಮೇಡಮ್.
1: ಓಕೆ.
2: ಬೆಳ್ಳಿ ಕೂದಲು, ತಲೆ ಬಿಳಿ ಕೂದಲು, ಮತ್ತೆ ಬಿಳಿ ಶರ್ಟ್, ಬಿಳಿ ಪಂಚೆಯಲ್ಲಿ ಬರೋರು ಮೇಡಮ್ ಶಾಲೆಗೆ. ವೈಟ್ ಅಂಡ್ ವೈಟ್ ಅವರೆಲ್ಲ ನಮ್ಮ ಹುಡುಗರು ಬೆಳ್ಳಿ ಬಿಳಿ ಮಾಸ್ಟರ್ ಅಂತ ಕರೀರ ಅವ್ರನ್ನ ಸ್ನೇಹಿತರೆಲ್ಲ. ಅವ್ರು ತುಂಬಾ ನಮ್ಗೆ ಅವರು ತುಂಬಾ ಆದರ್ಶ ತಾಯಿ ಆಗಿದ್ರು. ಅವ್ರು ಇನ್ನೊಂದೇನು ಅಂದ್ರೆ ಮೇಡಮ್, ನಾವು ಬೆಳಿಗ್ಗೆ ತೋಟದ ಕಡೆ ಹೊರಟಾಗ ಅವರು ಕೂಡ ವಾಕ್ ಬರೋದು ಜೊತೆಲಿ, ಅಲ್ಲಿವರೆಗೂ ಹೋಗ್ತಿದ್ದು ಮತ್ತೆ ಅವರು ನಮ್ ತೋಟ ನಾವು ತೋಟದ ಕಡೆ ಹೋಗ್ತಿದ್ದು ಅವ್ರು ಇನ್ನು ಮುಂದೆ ಹೋಗ್ತಾ ಇದ್ರು, ಆ ಕಡೆಯಿಂದ ಬರುವಾಗ ಜೊತೆಲೆ ಬರ್ತಿದ್ದು. ಅವರೆಲ್ಲ ಮಾತಾಡ್ಕೊಂಡ್ ಬರೋರು ಮೇಡಮ್ ನಮ್ಗೆ, ಹೇಳೋರು ಏ ಸೋಮಶೇಖರ ನೋಡಪ್ಪ, ಎಜುಕೇಶನ್ ಇಸ್ ಬೇಸಿಸ್ ಫಾರ್ ಗುಡ್ ಲೈಫ್, ಹಂಗಾಗಿ ಎಜುಕೇಶನ್ ಮಾಡ್ಬೇಕು, ವಿದ್ಯೆ ಕಲಿಬೇಕು, ಓದ್ಬೇಕು, ಚೆನ್ನಾಗಿ ಓದ್ಬೇಕು ಅಂತ ಎಲ್ಲ ಯಾವಾಗ್ಲೂ ಹೇಳ್ತಾ ಇರೋರು ಅವರೊಬ್ರು. ಆಮೇಲೆ ಹೈಸ್ಕೂಲ್ ನಲ್ಲಿ ಹರಿಯಣ್ಣ ಅಂತ ಒಬ್ರು ಮಾಸ್ಟರ್ ಮುಖ್ಯಪ್ಪ ಇದ್ರು ಮೇಡಮ್. ಅವರು ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿತ್ತು, ಹಾಗಾಗಿ ಅವರು ಯಾವಾಗ್ಲೂ ನೆನಪಾಗ್ತಾರೆ ನಮ್ಗೆ. ಹಾಗಾಗಿ ಅವರು ಆದರ್ಶಗಳು ಖಂಡಿತ ಸ್ವಲ್ಪ ಸ್ವಲ್ಪ ಯಾರೇ ಆಗ್ಲಿ ಸ್ವಲ್ಪ ಪಾಲಿಸ್ಕೊಂಡು ಹೋದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸ್ವಾಸ್ಥ ಜೀವನವನ್ನ ರೂಪಿಸ್ಕೊಳ್ಬೋದು ಮೇಡಮ್.
1: ನಿಜ, ನಿಜ ಸರ್.
2: ಅವರೆಲ್ಲ ನಿಜ, ಅವಾಗೆಲ್ಲ ತುಂಬಾ ಈಗ ಗುರು ಶಿಷ್ಯರ ಬಾಂಧವ್ಯ ಮೇಡಮ್, ಅವ್ರದ್ದು ಭಯ ಇತ್ತು ಮಾತ್ರ, ಎಲ್ಲಾರು ಅವರು ಮಾಸ್ಟರ್ ಒಂದ್ ಕಡೆ ಹೋಗ್ತಾ ಇದಾರೆ ಅಂದ್ರೆ ನಾವು ತಪ್ಪಿಸ್ಕೊಳ್ತಿದ್ವಿ ಮೇಡಮ್, ಅವ್ರ ಕಣ್ಣಿಗೆ ಬೀಳ್ತಿರ್ಲಿಲ್ಲ. ಅವರೆಲ್ಲಾರು ಅಲ್ಲಿ ಬರ್ತಾ ಇದಾರೆ ಅಂದ್ರೆ ಅವ್ರ ಕಣ್ಣು ತಪ್ಪಿಸಿ ನಾವು ಬೇರೆ ಕಡೆ ಹೋಗ್ತಾ ಇದ್ದು, ಬಟ್ ಶಂಕರಪ್ಪ ಮಾಸ್ಟರ್ ಮಾತ್ರ ಅವರು ನೇರವಾಗಿ ಯಾಕಪ್ಪ ಎದ್ರಕೊಂಡು ಹೋಗ್ಬೇಡ್ರಿ, ನಿಮ್ ಕೆಲ್ಸಕ್ ನೀವು ಹೋಗ್ತಾ ಇರ್ತಲ್ಲ ನೀವು ಅದಕ್ಕೆ ನೀವು ಹೋಗ್ತಾ ಇರ್ಬೇಕು, ಅಲ್ಲೆಲ್ಲ ನೀವು ತಪ್ಪಿಸ್ಕೊಂಡು ಹೋಗಂತದ್ದೇನ್ ಮಾಡ್ಬೇಡ್ರಿ, ನಿಮ್ ಕೆಲ್ಸ ನೀವು ಮಾಡಿ ಅಂತ ಹೇಳೋರು ಮೇಡಮ್ ಅವರು. ಹಾಗಾಗಿ ಅವಾಗ್ಲಿಂದ ನಮ್ಗೆ ಯಾರೇ ಎದ್ರಿಗ್ ಬಂದ್ರು ನಮಸ್ಕಾರ ಸರ್ ಅಂತ ಅನ್ಕೊಂಡು ನಾವು ಹೊರಟ್ಬಿಡ್ತಿದ್ದು. ಅಂದ್ರೆ ಅವಾಗ ಗುರುವೇ ನಮ ಅನ್ನೋ ಒಂದು ಪರಿಸ್ಥಿತಿ ಇತ್ತು ಮೇಡಮ್, ಬಟ್ ಈಗ ಅದು ಗುರುವೇ ಮಹಾನ್ ಇದಕ್ಕೆ ಬಿಟ್ಟಿದೆ. ಗುರುಗಳಿಗೆ ಏನು ಬೆಲೆ ಕೊಡ್ಬೇಕು ಆಮೇಲೆ ಗೌರವ ಇರ್ಬೇಕು ಅನ್ನೋರು ಕಡಿಮೆ ಇದಾರೆ, ತುಂಬಾ ಕಡಿಮೆ ಇವತ್ತು. ಆದ್ರೂ ಕೂಡ ಈ ಒಂದು ಶಿಕ್ಷಕರ ದಿನ ಇದ್ದಾಗ ಪ್ರತಿಯೊಬ್ಬರು ಗುರುಗಳನ್ನು ಕೂಡ ನಾವು ನೆನಪು ಮಾಡ್ಕೊಂಡು ಅವ್ರು ಹೇಗೆ ನಮ್ಗೆ ಬುದ್ಧಿ ಹೇಳ್ತಾ ಇದ್ರು ಮತ್ತೆ ಅವ್ರು ಹೇಗಿದ್ರು, ನಾವು ಕೂಡ ಆ ರೀತಿ ನಡಿಬೇಕು ಅನ್ನೋ ಒಂದು ವಿಚಾರವನ್ನ ಮನನ ಮಾಡ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಇದನ್ನ ಕಲಿಸಬೇಕಾಗ್ತದೆ ಮೇಡಮ್.
1: ಹೌದು, ಹೌದು ಸರ್.
2: ಹೇಳ್ಬೇಕು, ಯಾಕೆಂದ್ರೆ ಹೇಳ್ತಾರಲ್ಲ ವಿದ್ಯಾದಿ ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ, ವಿದ್ಯೆಯಿಂದ ವಿನಯ ಬರ್ಬೇಕ ಹೊರತು ಅಹಂಕಾರ ಬರಬಾರ್ದು, ಅಹಂಕಾರ ಬಂದ್ರೆ ಎಲ್ಲವನ್ನು ಸುಟ್ಟಾಕ್ಬಿಡುತ್ತೆ ಅಂತ. ಹಾಗಾಗಿ ಇವತ್ತು ನಮ್ಮ ಗುರುಗಳು ಇದಾರೆ ಮೇಡಮ್, ಮುಂದೂ ಕೂಡ ಇದಾರೆ. ನಮ್ ಪಿ ಯು ಹಂತದಲ್ಲಿ ಕಾಮರ್ಸ್ ಲೆಕ್ಚರರು ನಾಗರಾಜು ಅಂತ ತುಂಬಾ ಅವರು ಒಳ್ಳೆ ಪ್ರೇರೇಪಿದ್ರು ಅವರು, ಮತ್ತೆ ಇಸ್ಟ್ರಿಗೆ ಗೋವಿಂದರಾಜು ಅಂತ ಇದ್ರು ಮೇಡಮ್. ನಮ್ಗೆ ಅವಾಗ ಅನ್ಸೋದು ಅವರು ಗೋವಿಂದರಾಜು ಇಸ್ಟ್ರಿಗೆ ಬಂದ್ರೆ ಇಂಗ್ಲಿಷ್ ಮೀಡಿಯಂ ಮೇಡಮ್ ಅವ್ರು, ನಾವು ಅವರು ಇದು ಟೆಕ್ಸ್ಟ್ ಬುಕ್ ತರ್ತಿರ್ಲೇ ಅಲ್ಲ, ಬರೀ ಅಟೆಂಡೆನ್ಸ್ ಬುಕ್ ಒಂದ್ ತಗೊಂಡ್ ಬಂದು ಆರಾಮಾಗಿ ಇಷ್ಟಿ ಪಾಠ ಮಾಡೋರು. ಅವ ನಮ್ಗೆ ಅನ್ಸೋದು ನಾವು ಮುಂದೆ ಹಿಂಗೆ ಅಂತ, ಬಟ್ ನಮಗೆ ನಮಗೆ ವಿಪರ್ಯಾಸ ಏನು ಅಂದ್ರೆ ನಾನು ಕನ್ನಡ ಭಾಷಾ ಉಪನ್ಯಾಸಕನಾದೆ, ಬುಕ್ ತಗೊಂಡು ಹೋಗ್ಲಿರ್ಬೇಕು ಭಾಷಾ ವಿಷಯ, ಹಾಗಾಗಿ ಆ ತರ ಆಯ್ತು. ಮತ್ತೆ ಇನ್ನೊಬ್ರು ನೆನಪು ಮಾಡ್ಕೋಬೇಕು ಮೇಡಮ್, ಇವರು ರಂಗೇಗೌಡರು ಅಂತ ಎಕನಾಮಿಕ್ಸ್ ಇದ್ರು ಮೇಡಮ್, ಅವರು

0: ಪಾಠ ಮಾಡ್ತಾ ಮಧ್ಯೆ ಸೋ ಆನ್ ಎಕ್ಸೆಟ್ರಾ ಅನ್ಬಿಡೋದು, ಅಂಡ್ ಸೋ ಆನ್ ಅಂತ. ಹುಡುಗರೆಲ್ಲ ಏನು ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಸೋಹನ್ ಮಾಸ್ಟರ್, ಸೋಹನ್ ಮಾಸ್ಟರ್ ಅನ್ನೋರು, ಸೋಹನ್ ಮಾಸ್ಟರ್ ಇದೆ ತರಗತಿ ಅಂತ. ಹಿಂಗಾಗಿ ಇವೆಲ್ಲ ನೋಡಿ ನೆನಪುಗಳು ಹೇಗೆ ಅಂದ್ರೆ, ಅವ್ರೇನಾರು ಅವ್ರದ್ದು ಒಂದ್ ಸ್ವಲ್ಪ ಏನೋ ಟ್ರಂಪ್ ಕಾರ್ಡ್ ವಿಷಯ ಇದೆ ಅಂದ್ರೆ ಅದನ್ನೇ ಮುಖ್ಯವಾಗಿ ತಗೊಂಡ್ಬಿಡೋರು ಇವರು. ಆಮೇಲೆ ನಮ್ಗೆ ನಾನು ಎಂ ಕಾಮ್ ಮಾಡುವಾಗ ಮೇಡಮ್ ನಮ್ ಕರೆಸ್ಪಾಂಡೆನ್ಸ್ ಓದ್ತಿದ್ಮೇಲೆ ಅಲ್ಲಿ ಎಚ್ ಓ ಡಿ ಜಗದೀಶ್ ಅಂತ ಇದ್ರು ಮೇಡಮ್. ನಮಗೆ ಲೆಸನ್ಸ್ ಒಂದೇ ಸರಿ ಕಳಿಸ್ತಿರ್ಲಿಲ್ಲ ಯೂನಿವರ್ಸಿಟಿಯಿಂದ, ಹಂತ ಹಂತವಾಗಿ ಬರೋದು. ನಮ್ಗೇನು ಬಂದಿಲ್ಲ ಅದನ್ನ ಒಂದ್ ಲೆಟರ್ ಬರೆದ್ರೆ ಕೂಡ್ಲೇ ಅವರು ರೆಸ್ಪಾಂಡ್ ಮಾಡಿ ಉಳಿದಿದ್ನ ಕಳಿಸ್ಬಿಡೋರು
1: ಮೇಡಮ್.
0: ಹಾಗೆ ಗುರುಗಳು ಯಾವತ್ತೂ ಕೂಡ ಅವರ ಕರ್ತವ್ಯದಿಂದ ವಿಮುಖರಾಗ್ತಿರ್ಲಿಲ್ಲ ಅನ್ನೋದು ನಮ್ಗೆ ಯಾವಾಗಲೇ ಗೊತ್ತಾಗೋದು. ಏನಾದ್ರು ನ್ಯೂನತೆ ಇದ್ರೆ ಕೂಡ್ಲೇ ಸರಿಪಡಿಸ್ಬಿಡ್ತಾರೆ ಹಾಗೆ ಅಂತ. ಅದು ಎಲ್ಲ ಎಲ್ಲರಿಗೂ ಮೇಲ್ಪಂಕ್ತಿ ಮೇಡಮ್. ಹಾಗಾಗಿ ಇವತ್ತು ಎಲ್ಲ ಗುರುಗಳನ್ನ ನೆನಪು ಮಾಡ್ಕೊಳ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಟ್ರೆ ನಮ್ಗೆ ಇನ್ನೂ ಒಂದ್ ಲೆಕ್ಕದಲ್ಲಿ ಇದೇನು ಅತಿಶಯೋಕ್ತಿ ಅಲ್ಲ ಮೇಡಮ್. ಈಗ ನೀವ್ ಏನ್ ಆರ್ಜಿಸಿದ್ರೆ ನಮ್ಗೆ ಒಂಥರ ಟೀಚರ್ ಇದ್ದಂಗೆ. ಒಂದೊಂದು ಹೋಮ್ವರ್ಕ್ ಕೊಡ್ತೀರಿ, ನಾವು ಇದೇ ವಿದ್ಯಾರ್ಥಿಗಳನ್ನ ಅದಕ್ಕೆ ತಯಾರಾಗ್ತೀವಿ, ಒಪ್ಪಿಸ್ತೀವಿ ಗಿಳಿಪಾಠ. ಹಾಗಾಗಿ ಇದು ತುಂಬಾ ಚೆಂದ ಇರುತ್ತೆ ಇವತ್ತು ಆ ಗುರುಗಳನ್ನ ನೆನಪು ಮಾಡ್ಲಿಕ್ಕೆ ಒಂದು ಒಳ್ಳೆ ಸದಾವಕಾಶ. ಎಲ್ಲರೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು. ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಹಾಗೆ ಅವರು ಅವರ ಶಿಕ್ಷಕರ ಒಂದು ನೆನಪನ್ನ ಮಾಡ್ಕೊಳ್ತಾ ಇದ್ರು, ಅವರ ದಿನಗಳು ಆ ಒಂದು ಚೈಲ್ಡ್ಹುಡ್ ಡೇಸ್ನ ಅವ್ರು ನೆನಪು ಮಾಡ್ಕೊಳ್ತಾ ಇದ್ರು. ಸೊ ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರ್ಸೋಣ, ಆದ್ರೆ ಅದಕ್ಕೂ ಮೊದಲು ಈಗ ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಎ ಶಾರ್ಟ್ ಬ್ರೇಕ್. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಸಾಕು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಪಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ

0: ವಿಷಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ಶಿಕ್ಷಕರ ದಿನಾಚರಣೆ ಇರುವುದರಿಂದ ಶಿಕ್ಷಕರ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು ಅನ್ನೋದಾಗಿ ಕೇಳ್ತಾ ಇದ್ದೆ. ಸೊ ಹಾಗೆ ಶಿಕ್ಷಕರು ನಮ್ಮ ಒಂದು ನಮಗೆ ಜ್ಞಾನವನ್ನು ಕೊಡುವವರು ಅಂತಲೇ ಹೇಳಬಹುದು. ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜಲ ಶಲಾಕಯ ಚಕ್ಷುರುಂ ನೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹನುಮಾತೆ ಇದೆ ಅಲ್ವಾ, ಜ್ಞಾನವೆಂಬ ದೀಪವನ್ನ, ಜ್ಞಾನವೆಂಬ ಜ್ಯೋತಿಯನ್ನ ನಮ್ಮ ಜೀವನಕ್ಕೆ ಬೆಳಗುವವರೇ ಶಿಕ್ಷಕರು ಅಂತಾನೆ ಹೇಳಬಹುದು. ಅಂತಹ ಶಿಕ್ಷಕರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಕರೆ ಮಾಡಬೇಕಾಗಿರುವ ಸಂಖ್ಯೆ 9886096779. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಆಯ್ತಾ ತಿಂಡಿ? ತಿಂಡಿ ಆಯ್ತಾ ಸರ್?
1: ತಿಂಡಿ ರೆಡಿ ಇದೆ ಮೇಡಮ್. ಮಾಡ್ಬೇಕು ಮೇಡಮ್, ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು.
0: ತರಕಾರಿ ಉಪ್ಪಿಟ್ಟು, ಓಕೆ. ನಮ್ದು ಕೂಡ ಆಯ್ತು. ನಮ್ದು ಇವತ್ತು ಏನು ಪುಳಿಯೋಗರೆ.
1: ಸೂಪರ್.
0: ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
1: ಖಂಡಿತ ಮೇಡಮ್, ಯಾಕಂದ್ರೆ ನಮ್ಮ ಜೀವನಕ್ಕೆ ಒಂದು ಪಾಠ ಅಂತ ಹೇಳಿದ್ರೆ ಗುರುಗಳೇ ಮೇಡಮ್. ಗುರುಗಳಿಂದ ಯಾವ ವಿಷಯ ಕೂಡ, ಯಾವ್ದೇ ಪಾಠಗಳನ್ನಾಗ್ಲಿ, ಯಾವ್ದೇ ವಿಚಾರಗಳಾಗ್ಲಿ ನಾವು ತಿಳ್ಕೊಳಕ್ ಆಗಲ್ಲ ಮೇಡಮ್.
0: ನಿಜ ನಿಜ.
1: ಯಾಕಂತ ಹೇಳಿದ್ರೆ ನಾನು 1ನೇ ಕ್ಲಾಸಿಂದ, ನಿಜ ಹೇಳ್ತೀನಿ ಮೇಡಮ್, 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ನಾನು ಸರಿಯಾಗಿ ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ ಮೇಡಮ್.
0: ಓಕೆ.
1: ಅಷ್ಟೇ ಒಂದಿನ ಇದು ನಾನು ಹೋಗ್ತಾ ಇದ್ದಿದ್ದೆ, ವರ್ಷದಲ್ಲಿ ಒಂದು 20 ದಿನ ಹೋಗಿದ್ರೆ ಹೆಚ್ಚು ಮೇಡಮ್, 20 ದಿನ ಇದೆ, 30 ದಿನ ಅಂದ್ರೆ ಕೊನೆ. ನಂತರ ಇದೇನಂದ್ರೆ 10 ಸತಿ ಕದ್ದವನು ಒಂದ್ಸತಿ ಸಿಗಾಕೊಳ್ತಾನಲ್ಲ ಅನ್ನೋ ತರದಲ್ಲಿ ನಾನು ಒಂದಿನ ಸಿಗಾಕೊಂಡಿದ್ದೆ ಮೇಡಮ್.
0: 8ನೇ ಕ್ಲಾಸ್
1: ಅಲ್ಲಿ ಓದ್ಬೇಕಾದ್ರೆ 1ರಿಂದ 7ನೇ ಕ್ಲಾಸ್ ತನಕ ನಾನು ಸರ್ಕಾರಿ ಸ್ಕೂಲ್ ಅಲ್ಲೇ ಓದಿದ್ದು. ಅಲ್ಲಿ 7ನೇ ಕ್ಲಾಸ್ ಕೊನೆ, ನಂತರ ಬೇರೆ 8ರಿಂದ 10ನೇ ಕ್ಲಾಸ್ ಬೇರೆ ಸ್ಕೂಲ್. ಹೀಗಾದಾಗ ಏನಾಯ್ತು, ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲಾರು ಇದು ಮಾಸ್ಟರ್ಗಳೆಲ್ಲ ಇದು ಅಟೆಂಡೆನ್ಸ್ ಎಲ್ಲ ನೋಡ್ತಾರೆ, ಯಾರ್ಯಾರು ಎಷ್ಟೆಷ್ಟು ದಿನ ಬಂದಿದ್ದಾರೆ ಏನು ಅಂತ. ಅದ್ರಲ್ಲಿ ನಂದು ವರ್ಷದಲ್ಲಿ ಹೋಗಿದ್ದೆ ನಾನು ಒಂದು 25-30 ದಿನ ಇರ್ಬೋದು ಅಷ್ಟೇ. ಅದು ಒಂದು 2 ತಿಂಗಳು ಮುಂಚೆ ನೋಡಿದ್ರು ಯಾರ್ಯಾರು ಎಷ್ಟೆಷ್ಟು ರಜಾ ಹಾಕಿದ್ದಾರೆ ಏನು ಅಂತ. ಅವಾಗ ಏನ್ ಮಾಡಿದ್ರು, ಮೊದಲು ಎದುರಿಸಿದೆ ನನ್ನ ಮೇಡಮ್ ಸುಬ್ರಹ್ಮಣ್ಯ, ಒಬ್ಬ ಸುಬ್ರಹ್ಮಣ್ಯ ಕೆ, ಒಬ್ಬ ಸುಬ್ರಹ್ಮಣ್ಯ ಕೆವಿ ಅಂದ್ರೆ ನಾನೇನೆ. ಆಮೇಲೆ ಸುಬ್ರಹ್ಮಣ್ಯ ಕೆವಿ ಯಾರೋ ಎದೋಳಪ್ಪ ಅಂತ ಹೇಳಿದ್ರೆ ಎದ್ದೆ ಮೇಡಮ್. ಎದ್ದ ನಂತರ ಏನಪ್ಪ ಇಷ್ಟ ದಿನ ಎಲ್ಲಿ ಹೋಗಿದ್ದೆ ನೀನು, ಏನ್ ಕತೆ ಅಂತ ಎಲ್ಲ ಕೇಳಿದ್ರು ಮೇಡಮ್. ಆಮೇಲೆ ಒಂದಕ್ಕೊಂದು ಸಂಬಂಧ ಇಲ್ದೆ ಉತ್ತರ ಎಲ್ಲ ಕೊಡ್ತಾ ಇದೆ. ನಾಳೆ ನೀನು ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಬ ಅಂತಂದ್ರೆ, ನಮ್ಗೆ ತಂದೆ ಇಲ್ಲ ಅಂತಂದ್ರೆ ಸರಿ ನಿಮ್ ತಾಯಿನೇ ಕರ್ಕೊಂಬಂತ. ಆಮೇಲೆ ಏನ್ ಮಾಡಿದ್ರು, ಇಲ್ಲ ನಮ್ ತಾಯಿ ಕೆಲ್ಸಕ್ಕೆ, ನಮ್ ತಾಯಿ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಮನೇಲೆ ಇರ್ತಾ ಇದ್ರು ಮೇಡಮ್. ಆದ್ರೂ ಸಹ ಸುಳ್ಳು ಹೇಳಿದೆ. ನಂತರ ಅವರು ಆಯ್ತು ಅಂತ ಅವತ್ ಬಿಟ್ಬಿಟ್ಟು ಮಾರ್ನೆ ಬೆಳಿಗ್ಗೆ ಮತ್ತೆ ನನ್ನ ಕರೆದ್ರೆ ಜ್ಞಾಪಕ ಇಟ್ಕೊಂಡ್ ಬರ ಇಲ್ಲಿ ಕರ್ಕೊಂಬಂದೇನಂತ ಇಲ್ಲ ಅಂದೆ. ಅವಾಗ ಒಂದ್ ಹಳೆ ಬುಕ್ ಇತ್ತು ಮೇಡಮ್, ರಫ್ ನೋಟ್ ತಗೊಂಡ್ ಮುಖಕ್ ಕೊಡಿದ್ರು ಮೇಡಮ್. ನಿಜವಾಗ್ಲು ಮುಖ ಎಲ್ಲ ಕೆಂಪಾಗ್ಬಿಟ್ಟಿತ್ತು ಮೇಡಮ್. ನಿಜಕ್ಕೂ ಮೇಡಮ್. ಆಮೇಲೆ ಸರಿ ಆಯ್ತು ಅಂತ ಮೆಮೋ ತಗೊಂಬಂದ್ರು. ನಾಳೆ ಮಾರ್ನೆ ಬೆಳಿಗ್ಗೆ ಮೆಮೋ ಇದು ಅವ್ರು ಸೈನ್ ಹಾಕ್ಬೇಕು, ನಾಳೆ ರಜಾ ಇದೆಯಲ್ಲ ಅಂತೇಳಿ ಮಾಸ್ಟರ್ಗಳು ಸೈನ್ ಹಾಕ್ಬೇಕು ಅದಕ್ಕೆ. ಅವಾಗ ಅದ್ರಲ್ಲಿ ನಾನ್ ಬರ್ದಿರೋ ಅಕ್ಷರ ನೋಡ್ರಿ, ಇದ್ಯಾರು ಬರ್ದಿದ್ದು ಮೆಮೋ ಅಂತ ಕೇಳಿದ್ರು. ಆಮೇಲೆ ನಾನ್ ಎಲ್ಲಾರು ಇವ್ರೆ ಬರ್ದಿದ್ರ, ಒಬ್ರು ಕ್ಲರ್ಕ್ ಇದ್ರು, ಅವ್ರು ಈ ಹುಡುಗನೇ ಬರ್ದಿದಂತ. ಅಲ್ಲ ಈ ತರ ಇಷ್ಟು ನೀಟ್ ಆಗಿ ನಿನ್ ಬರೆಯವನು, ಏನಕ್ಕೆ ಈ ತರ ಎಲ್ಲ ಸ್ಕೂಲ್ಗೆಲ್ಲ ರಜಾ ಹಾಕಿ ಅಂತ ಅನ್ಬಿಟ್ಟು ಹೊಡೆದ್ರು ಮೇಡಮ್. ಅವತ್ತು ಮುಖ ಎಲ್ಲ ಕೆಂಪಗಾಗಿ ಅವ್ರು ಕೊಟ್ಟಂತ ಪನಿಶ್ಮೆಂಟ್ ನಾನ್ ನಿಜಾಗ್ಲು ನನ್ ಜೀವನದಲ್ಲೇ ಒಂದು ಅರ್ಥ ಮಾಡ್ಕೋಬೇಕು ಅಂತ ಒಂದು ಗುರಿ ತೋರಿಸ್ತೆ ಮೇಡಮ್. ಅಂದನಿಂದ ಇವ ಕೆಲ್ಸಕ್ಕೆ ಆಗ್ಲಿ ಇವತ್ತಕ್ಕೆ ಆಗ್ಲಿ ಮೇಡಮ್ ನಾನು ಯಾವತ್ತೂ ರಜೆ ಹಾಕಲ್ಲ ಅಂತ.
0: ಓಕೆ ಸೂಪರ್ ನೋಡಿ, ಎಷ್ಟು ಒಂದು ಪಾಠ ಜೀವನದಲ್ಲಿ, ಇಡೀ ಜೀವನಕ್ಕೆ ನೀವು ಅದನ್ನ ಅಳವಡಿಸ್ಕೊಂಡಿದ್ದೀರಾ.
1: ಖಂಡಿತ ಮೇಡಮ್, 9-10ರಲ್ಲಿ ಅವರೇ ಫೀಸ್ ಕಟ್ಟಿ ನನ್ನ ಓದಿಸಿದ್ರು ಮೇಡಮ್. ಇವಾಗ್ಲೂ ಅಷ್ಟೇನೆ, ನಾನು ಕೆಲ್ಸಕ್ಕೆಲ್ಲ ರಜೆ ಹಾಕಲ್ಲ ಮೇಡಮ್. ಉಮಾಪತಿ ಅಂತ ಹೇಳಿ ಅವ್ರ ಹೆಸರು.
0: ಓಕೆ ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು. ಎಸ್, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು. ನೋಡಿ, ಜೀವನದಲ್ಲಿ ನಮ್ಮ ಶಿಕ್ಷಕರು ನಮಗೆ ಒಂದು ದಿನದಲ್ಲಿ ಹೇಳುವಂತಹ ಪಾಠ, ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ ಪಾಠ, ತಿಳಿಸಿದಂತಹ ವಿಷಯ ನಮ್ಮ ಜೀವನದುದ್ದಕ್ಕೂ ಬರುತ್ತೆ. ಆ ವಿಷಯವನ್ನು ನಾವು ನೆನ್ಪಿಟ್ಕೊಂಡು ಅದನ್ನು ನಾವು ಇಡೀ ಜೀವನಕ್ಕೆ ಅಳವಡಿಸ್ಕೊಳ್ತೀವಲ್ವಾ, ಅದಕ್ಕೆ ಅವರನ್ನು ಶಿಕ್ಷಕರು ಅಂತ ಹೇಳೋದು, ಅದಕ್ಕೆ ಅವರಿಗೆ ಆ ಗೌರವವನ್ನು ನಾವು ಸಲ್ಲಿಸೋದು ಅಂತಲೇ ಹೇಳಬಹುದು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ.
2: ಹಾ ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರಿದು?
2: ಸೋಮಶೇಖರ್ ತಟ್ಟಿ ಮೇಡಮ್.
0: ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮ್ ಮೇಡಮ್, ನೀವು?
0: ನಾನ್ ಕೂಡ ಆರಾಮಿದ್ದೀನಿ ಸರ್. ಆಯ್ತಾ ಸರ್ ತಿಂಡಿ?
2: ಹಾ ತಿಂಡಿ ಮಾಡ್ಬೇಕು ಮೇಡಮ್. ನಿಮ್ದು?
0: ನಮ್ದು ಕೂಡ ತಿಂಡಿ ನಮ್ದಾಯ್ತು ಸರ್, ಪುಳಿಯೋಗರೆ.
2: ಹಾ ಮೇಡಮ್, ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಮೇಡಮ್.
0: ಥ್ಯಾಂಕ್ ಯು ಸರ್.

0: ನಾವು ಅವಾಗ ಬಾಲ್ವಾಡಿ ಇದ್ದು ಮೇಡಮ್, ಅಂಗನವಾಡಿ ಇದಿಲ್ಲ ಇರ್ತಾರ, ನಾವು ಬಾಲ್ವಾಡಿ ಅಂತ ಇದ್ವು. ಆ ಬಾಲ್ವಾಡಿಯಲ್ಲಿ ಅನ್ನಪೂರ್ಣ ಟೀಚರ್ ಅಂತೇಳಿ ತುಂಬಾ ಒಳ್ಳೆ ಟೀಚರ್ ಮೇಡಮ್ ಅವರು. ಹುಡುಗರಿಗೆಲ್ಲ ಡೈಲಿ ಓದ್ಕೊಳ್ಳೆ ಪ್ರಾರ್ಥನೆ ಮಾಡಿಸಿ ಆಮೇಲೆ ಇದನ್ ಮಾಡಿ ಒಳಗ್ ಬಂದಾಗ ಎಲ್ಲರಿಗೂ ಎದ್ದು ನಿಂದ್ರಿಸಿ ಹಲ್ ನೋಡ್ತಿದ್ರು. ಹಲ್ ತಿಕ್ಕಿದ್ರ ಅಂತ ಕೇಳಿದ್ರು, ಎಲ್ಲರೂ ಹೂನ್ರಿ ಅಂತಂದಿ ಎಲ್ಲಾರು ಬಂದು ಹಲ್ ನೋಡ್ತಿದ್ರು ಮೇಡಮ್. ಎಲ್ಲ ಮುಟ್ಟಿ ಅಲ್ಲಿ ನೋಡಿ ಇದು ಹೇಳಾರ, ಆ ನೀ ತಿಕ್ಕೊಂಡ್ ನೋಡಪ್ಪ ಇವತ್ತು ಅಂತೇಳಿ ಎಲ್ಲರೂ ಇದು ಮಾಡ್ತಿದ್ರು ಮೇಡಮ್, ಅಷ್ಟು ಇದು ಮಾಡ್ತಿದ್ರು. ಆಮೇಲೆ ಪಾಠ ಮಾತ್ರ ಬಹಳ ಈ ಇದು ಮಾಡೋದು, ಬಾಲ್ವಾಡಿಯಲ್ಲಿ ಯಾವ ಹೇಳ್ಕೊಡ್ಬೇಕು ಅಷ್ಟು ಹೇಳ್ಕೊಡಿದ್ರು ಮೇಡಮ್. ಆಮೇಲೆ ನಮ್ಗೆಲ್ಲ ಅವಾಗ ಕುಂದಿರ್ಲಿಕ್ಕೆ ಹಾಸಿಗೆ ಇದು ಮಾಡಿದೆ ಹಾಕ್ತಿದ್ರು ಮೇಡಮ್. ಈಗ ನಂಗೆ ಟೇಬಲ್ ಗೀಬಲ್ ಎಲ್ಲ ಇದು ಮಾಡ್ತಿದ್ದಿಲ್ಲ ಅಷ್ಟು, ಒಳಗಡೆ ಕುಂದಿರ್ತಿದ್ದಿಲ್ಲ ಮೇಡಮ್ ಅವರು.
1: ಓಕೆ,
0: ಎಲ್ಲ ಹುಡುಗರಿಗೂ ಹಾಸಿಗೆ ಇದು ಮಾಡಿಸಿ ಹಾಸಿಗೆ ಕುಂದಿರ್ತಿದ್ರು ಮೇಡಮ್. ಅಷ್ಟು ಇದು ಇತ್ತು ಮೇಡಮ್.
1: ಓಕೆ,
0: ಅವರೊಂದು ಒಳ್ಳೆ ಶಿಕ್ಷಕರು ಮೇಡಮ್. ಅವರು ಟ್ರಾನ್ಸ್ಫರ್ ಆಗಿ ಹೋಗ್ತಾಗ ನಮಗೆ, ನಾವು 5ನೇ ತಗೋತಾ ಇದ್ವಿ, ಎಲ್ಲರಿಗೂ ಹೇಳಿ ಹೋದ್ರು ಮೇಡಮ್ ನಾ ಹಿಂಗೆ ಟ್ರಾನ್ಸ್ಫರ್ ಆಗಿದೆ ಹೋಗ್ತಾ ಇದ್ದೀನಿ ಅಂತೇಳಿ ಎಲ್ಲ ಹೋದ್ರು. ನಾವು ಬಹಳ ಎಲ್ಲ ಹತ್ಬಿಟ್ಟಿವಿ ಮೇಡಮ್ ಅಂತ. ಆಮೇಲೆ ನಾಗೇಂದ್ರಪ್ಪ ಟೀಚರ್ ಶಿಕ್ಷಕರ್ ಅಂತ ಒಬ್ಬ ಶಿಕ್ಷಕರ್, ಅವರು ಸೈನ್ಸ್ ಪಾಠ ಮಾಡ್ತಿದ್ರು ಮೇಡಮ್, ವಿಜ್ಞಾನ ಪಾಠ. ಅವರು ಪ್ರತಿಯೊಂದು ವಿಷಯನೂ ಒಟ್ಟ ಏನಾದ್ರು ಇವು ಪ್ರಾಕ್ಟಿಕಲ್, ಇವು ಸೀತ್ ಕಡಿಯಲ್ಲಿ ವಿದ್ಯುತ್ ತೆರೆಯೋದು ಇವೆಲ್ಲ ರಿಯಲಿ ಆಗಿ ತೋರಿಸ್ಕೊಡ್ತಿದ್ರು ಮೇಡಮ್ ಅವರು.
1: ಓಕೆ,
0: ಈಗ ಲಿಂಬೆ ಹಣ್ಣಿನಲ್ಲಿ ಸೀಸ್ ಕಡ್ಡಿ ವಿದ್ಯುತ್ ತೆರೆಯೋದು ಆ ತರ, ಬಲ್ಬ್ ತಗೊಂಬಂದು ಸೀಸ್ ಕಡ್ಡಿ ಲಿಂಬೆ ಹಣ್ಣು ಎಲ್ಲ ಇತ್ತು ರಿಯಲಿ ಮೇಡಮ್. ಒಟ್ಟು ಯಾವ ತರ ಅದು ಹತ್ತತಿ ಈಗ ಇದ್ ಮಾಡಿದ್ರೆ ಆತರ ಎಲ್ಲ ರಿಯಲಿ ಮೇಡಮ್ ತೋರ್ಸೋದು. ಆಮೇಲೆ ಚಿತ್ರಗಳನ್ನ ಪದರೆಯಲ್ಲಿ ಬಿಡ್ತಾ ಇದ್ರಲ್ಲ ಮೇಡಮ್ ಅವಾಗೆಲ್ಲ, ಅದನ್ನು ಕೂಡ ರಿಯಲಿ ಕರ್ಕೊಂಡು ಹೋಗಿ ಒಬ್ರ ಮನೆಯಲ್ಲಿ ಅದನ್ನ ಅರೇಂಜ್ಮೆಂಟ್ ಮಾಡಿಸಿ ಪದರೆ ಇದು ಮಾಡಿಸಿ ಅದು ಯಾವ ತರ ಪದರೆಯಲ್ಲಿ ಚಿತ್ರ ಬಿಡ್ತಾರೆ ಆ ಪಾಠ, ಆಯಾ ಪಾಠ ಬಂದಾಗ ಅಷ್ಟು ಚೆನ್ನಾಗಿ ಇದು ಮಾಡ್ಕೊಡ್ತಿದ್ರು ಮೇಡಮ್
1: ಅವರು.
0: ಅವರು ಬಹಳ ಒಳ್ಳೆ ಮಿಸ್ಟರ್ ಮೇಡಮ್ ಅವರು.
1: ಓಕೆ,
0: ಬಹಳ ಎಲ್ಲರ್ಕೂಟ ನಾವು ಚೆನ್ನಾಗಿ ವಿದ್ಯೆ ಕಲ್ತಿದ್ದೀವಿ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್, ನಿಮ್ಮ ಹಳೆಯ ನೆನಪುಗಳನ್ನೆಲ್ಲ ಮೆಲುಕು ಹಾಕಿ ನಿಮ್ಮ ಶಿಕ್ಷಕರ ಬಗ್ಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಮಾತನಾಡ್ತಾ ಇದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ನಮ್ಮ ಶಿಕ್ಷಕರು ನಮಗೆ ಒಳ್ಳೆಯ ಪಾಠವನ್ನು ಕಲಿಸಿದ್ದಾರೆ ಅನ್ನೋದಾಗಿ. ಹಾಗೆ ಅವರಿಗೆ ಶಿಕ್ಷಣವನ್ನು ನೀಡಿದಂತಹ ಶಿಕ್ಷಕರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೀಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ ರೀ, ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಇವತ್ತು.
1: ಥ್ಯಾಂಕ್ ಯು ಮೇಡಮ್.
2: ಶಿಕ್ಷಕರ ಬಗ್ಗೆ ಹೇಳ್ರಿ.
1: ಹೌದ್ರಿ,
2: ಮೊದಲು ತಂದೆ ತಾಯಿ ಶಿಕ್ಷಣ, ಮನೆಯಲ್ಲಿ ಪಾಠಶಾಲೆ, ಮೊದಲೇ ಪಾಠಶಾಲೆ, ಆಮೇಲೆ ನಮ್ಮ ಗುರುಗಳು ಶಾಲೆ ಕಲಿಸುವಂತವರು, ಅವರು ಮೂವರು ಮಾರ್ಗದರ್ಶನ ಮುಖ್ಯ.
1: ಹೌದು,
2: ಯಾಕಂದ್ರೆ ತಾಯಿ ತಂದೆ ಹೇಗೆ ನನ್ನ ಮಗ ನನ್ನ ಮಗಳು ಹೇಗೆ ಬೆಳಿಬೇಕು, ಉದ್ದಾರ ಆಗ್ಬೇಕು, ಹೇಗೆ ಜೀವನ ನಡೆಸಬೇಕು, ಹೇಗೆ ಇರ್ಬೇಕನ್ನೋದು ಅವ್ರು ಕಲಿಸ್ತಾರೆ. ಮುಂದಿನ ಶಿಕ್ಷಣ ಉದ್ಯೋಗ ಮುಂದಿನ ಜೀವನ ಹೇಗೆ, ಶಾಲೆ ಶಿಕ್ಷಣ ಬಗ್ಗೆ, ಅಕ್ಷರ ವಿದ್ಯೆ ಬುದ್ಧಿ ಬಗ್ಗೆ ಕಲಿಸುವಂತ ಶಿಕ್ಷಕರೇ ಇವ್ರು. ಮೂವರು ಮರೆತು ಮನ್ಕೋದು ಸಾಧ್ಯನೇ ಇಲ್ಲ. ಮೊದ್ಲೇ ಹೆಜ್ಜೆನೆ ಅವರು, ಅವ್ರಿಲ್ದೆ ಇನ್ನೇನಿಲ್ಲ, ಅವ್ರ ಮುಖ್ಯ. ಮೊದ್ಲಿಗೆ ತಾಯಿ ತಂದೆ ಮತ್ತೆ ಶಿಕ್ಷಕರು, ಆಮೇಲೆ ಬೆಳದ್ಮೇಲೆ 101 ಉದ್ಯೋಗ ನೌಕರಿ ಬದ್ಲಿ ಕೆಲಸ ವೃತ್ತಿ ಅದು ಬೇರೆ ಬೇರೆ. ಇವ್ರಿಲ್ದೆ ಮುಂದೇನಿಲ್ಲ. ಅವ್ರಿಗೆ ಇವ್ರಿಗೆ ಎಷ್ಟು ನಮಸ್ಕಾರ ಸಾಲದ್ದು, ಎಷ್ಟು ಅವ್ರ ನೆನೆಸ್ಕೊಂಡ್ರು ಸಾಲದ್ದು ಮೂವರ್ನು.
1: ನಿಜ ನಿಜ ಮ್ಯಾಮ್.
2: ಹೌದ್ರಿ
1: ಹೌದ್ರಿ ಹೌದ್ರಿ.
2: ಯಾರಿ ಒಂದ್ ಹಾಡು ಹಾಡ್ಲಿ?
1: ಹಾಡ್ರಿ, ಬೇಗ ಹಾಡ್ರಿ.
2: ಆತೇನ್ರಿ. ವಂದನೆ ನನ್ನ ವಂದನೆ, ನನ್ನ ತಾಯಿ ತಂದೆಗೆ ವಂದನೆ. ವಂದನೆ ನನ್ನ ವಂದನೆ, ವಿದ್ಯೆಯ ಕಲಿಸಿದ ಗುರುದೇವ ವಂದನೆ. ವಿದ್ಯೆಯ ಕಲಿಸಿದ ಗುರುದೇವಿ ವಂದನೆ. ವಂದನೆ ನನ್ನ ವಂದನೆ, ವಿದ್ಯೆಯ ಕಲಿಸಿದ ಗುರುವಿಗೆ ವಂದನೆ. ವಿದ್ಯೆಯ ಸಾಧನೆ ಗುರುಗಳಿಗೆ ವಂದನೆ. ಮಕ್ಕಳಿಗೆ ಕಲಿಸಿದ ಸಾಧನೆಗೆ ವಂದನೆ. ಕನಸನ್ನ ಕಲಿಸಿದ ವಿದ್ಯೆಯ ಗುರುವಿಗೆ ವಂದನೆ. ನಮಗೆ ಬುದ್ಧಿ ಕಲಿಸಿದ ಗುರುವಿಗೆ ವಂದನೆ. ಸಾಧನೆಗೆ ಸ್ಫೂರ್ತಿ ಮೊದಲು ನನ್ನ

0: ದಿನಾಚರಣೆಯ ಶುಭಾಶಯಗಳು.
1: ಥ್ಯಾಂಕ್ ಯು.
0: ನಮ್ಗೆಲ್ಲ ದಿನ ಹೋಮ್ವರ್ಕ್ ಕೊಡುತ್ತೀರಾ. ಜೀವನದಲ್ಲಿ ಕಲಿಕೆ ಕೊನೆನೆ ಇಲ್ಲ. ಯಾಕಂದ್ರೆ ಜೀವನ ಕಲಿಸೋ ನಿಲ್ಸೋದಿಲ್ಲ, ಪ್ರತಿ ಕ್ಷಣ ಹೊಸ ಸಂಗತಿ ನೀವು ಹೇಳ್ತಾ ಇರ್ತೀರಾ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ.
1: ಹೌದು,
0: ಶಿಕ್ಷಣದಲ್ಲಿ ಜ್ಞಾನ ನೀಡಿದವರು, ಬದುಕಿನಲ್ಲಿ ದಾರಿ ತೋರಿದವರು, ಜೀವನದ ಏಳುಗಳಲ್ಲಿ ಅನುಭವ ಪಾಠ ಕಲಿಸಿದವರು, ಎಲ್ಲ ಬದುಕಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ಗುರುವಾಗಿ ನಿಂತ ಎಲ್ಲಾ ಮಹನೀಯರಿಗೆ ನನ್ನ ಹೃದಯಪೂರ್ವಕ ನಮನಗಳು. ನಾನು ಓದಿದ್ದು ಧಾರವಾಡ ಅಲ್ಲಿ ಸಿಸ್ಟರ್ ಸ್ಕೂಲ್ ಅಲ್ಲಿ, ಶಿಸ್ತು ತಾಳ್ಮೆ ಕಲಿಸಿದ ಸ್ಕೂಲ್ ಅದು. ಅಲ್ಲಿ ಮೇತಿ ಸಿಸ್ಟರು, ಮೇರಿ, ಪೆಸಿಫಿಕ್, ಕುಲಕರ್ಣಿ ಸರ್, ಅಬ್ಬು ಸರ್ ಅಂತ ಕನ್ನಡ ಮಾಸ್ಟರ್ ಇದ್ರು. ತುಂಬಾ ಚೆನ್ನಾಗಿ ಅವರುಗಳನ್ನು ನೆನೆಸ್ಕೊಳ್ಳಾರದ ದಿನಾನೇ ಇಲ್ಲ. ಗುರುವಿನ ಆಶೀರ್ವಾದ ಆಸರೆ ಎಲ್ಲ ಜೀವನಕ್ಕೆ ಒಂದು ದಾರಿ ದೀಪವಾಗಿರುತ್ತೆ ಇವತ್ತಿಗೂ ನಮ್ಗೆ.
1: ನಿಜ ನಿಜ.
0: ಗುರುಗಳು ನಮ್ಮ ಜೀವನ ಬೆಳಗೋ ದೀಪ. ಅವರ ಅಮೂಲ್ಯವಾದ ಜ್ಞಾನ, ಮಾರ್ಗದರ್ಶನ, ಸಂಪತ್ ನಮ್ಮ ಜೀವನಕ್ಕೆ ದೊಡ್ಡ ಸಂಪತ್ತದು.
1: ಹೌದು ಮ್ಯಾಮ್.
0: ಆಮೇಲೆ ನಮ್ಮ ಆಧ್ಯಾತ್ಮಿಕ ಗುರುಗಳನ್ನು ಇವತ್ತು ನೆನೆಸ್ಕೊಳ್ತಾ ಇದ್ದೀನಿ. ಅವ್ರು ನೆನೆಸ್ಕೊಳ್ಳಾರ ದಿನಾನೇ ಇಲ್ಲ. ಅವರು ಪ್ರೊಫೆಸರ್ ವಿಶಕಂಠ ಅಂತ ಹೇಳಿ, ಪ್ರತಿ ವಾರ ಶನಿವಾರ ಸತ್ಸಂಗ ಮಾಡ್ತಾ ಇದ್ರು ಸಾಯಿಬಾಬಾ ದೇವಸ್ಥಾನದಲ್ಲಿ. ಅವರು ಜುವಾಲಜಿ ಪ್ರೊಫೆಸರು. ಅವರು ನಮಗೂ ತುಂಬಾ ಜೀವನದ ಒಳ್ಳೆ ಪಾಠಗಳನ್ನ ಹೇಳ್ಕೊಟ್ರು ಅವರುಗಳು. ಎಲ್ಲಾ ಅರ್ಜಿಗಳಿಗೂ ಇದು ಶಿಕ್ಷಕರ ದಿನಾಚರಣೆ ಶುಭಾಶಯಗಳು.
1: ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಎಸ್, ಮೀನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡ್ಸೋಣ. ಹಲೋ.
2: ಹಲೋ, ನಮಸ್ತೆ.
1: ನಮಸ್ತೆ, ಯಾರಿದು?
2: ನಾನು ಮುತ್ತಣ್ಣ ಚಿತ್ರಗಾರ, ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ. ಮೇಡಮ್ ಅವರು,
1: ಮುತ್ತಣ್ಣ ಅವರು, ಹೇಗಿದ್ದೀರಾ ಸರ್?
2: ಮೇಡಮ್ ಚೆನ್ನಾಗಿದೆ, ತಾವ್ ಚೆನ್ನಾಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ಸರ್ ತಿಂಡಿ?
2: ಆಯ್ತು ಮೇಡಮ್. ನಿಮ್ದಾಯ್ತ್ರ?
1: ನಮ್ದು ಕೂಡ ಆಯ್ತು ಸರ್.
2: ಇವತ್ತ ಇದು ಶಿಕ್ಷಕರ ಬಗ್ಗೆ ಆಯ್ತಲ್ರಿ ಮೇಡಮ್.
1: ಹೌದ್ರಿ ಹೌದ್ರಿ
2: ಹೌದೌದು, ಕೇಳ್ತಾ ಇದ್ರಿ, ಕಾರ್ಯಕ್ರಮ ಕೇಳ್ತಾ ಇದ್ದೆ.
1: ಓಕೆ, ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು ಸರ್?
2: ಅಯ್ಯೋ, ನಾಲ್ಕು ಜನ ಅದಾರೆ ಮೇಡಮ್ ಅವ್ರು. ನಮ್ ಜೀವನದಾಗ ಅವರೇ ನಮಗೆ ಮೇನ್ ಶಿಕ್ಷಕರು ಅಂದ್ರ ಅವರ ಗುರು ಅಂದ್ರ ಅವರ ಎಲ್ಲ ಅಂತ. ನಾವು ಈಗ ರೀಸೆಂಟ್ಲಿ ಮೇಡಮ್ ಅವರ ಮೊನ್ನೆ 2025 ನಾವೆಲ್ಲ ಗುರುವಂದನೆ ಕಾರ್ಯಕ್ರಮ ಮಾಡಿದ್ರು ನಮ್ ಫ್ರೆಂಡ್ ಎಲ್ಲ ಸೇರಿ.
1: ಓಕೆ.
2: ಸರಿ ಸುಮಾರು ಅವರೆಲ್ಲ ಬೇರೆ ಊರಿಂದ ಇದ್ರ, ಅವರಿಗೆಲ್ಲ ಬರೋಕೆಲ್ಲ ಕಾರ್ಯ ವ್ಯವಸ್ಥೆ ಎಲ್ಲ ಮಾಡಿ ಗುರುವಂದನೆ ಕಾರ್ಯಕ್ರಮ ಮಾಡಿ ನಾವ್ ಬಹಳ ಅವ್ರಿಗೊಂದು ಅತ್ಯುನ್ನತ ಉಡುಗೊರೆ ಕೊಟ್ಟಿರು. ಅವ್ರ ಕಡೆಗೆ ನಮ್ಮನ್ನ ನೋಡಿ ಹತ್ತು ಬಿಟ್ರು, ಆ ಸಿಸ್ಟಮ್ ಎಲ್ಲ ಮಾಡಿದ್ರು ಮೇಡಮ್. ಮತ್ತೆ ಲಾಸ್ಟ್ ಗೆಲ್ಲ ನಾವೆಲ್ಲ ಹುಡುಗರು, ನಾವೆಲ್ಲ ಕ್ಲಾಸ್ಮೇಟ್ಸ್ ಇಡೀ ಹುಡುಗಿಯರು ಏನಿದ್ವಲ್ಲ ಎಲ್ಲಾರು ನಿಂದಿಸಿ ಮತ್ತೆ ಒಂದೇಟ್ ನಾವು ಚಡಿಯಟ ಹಾಕ್ರಿ ಸರ್, ಅದು ಬ್ಯಾಡ್ರಿ, ಇಷ್ಟೆಲ್ಲ ಮಾಡಿರಿ, ನಿಮ್ಗೆ ಮತ್ತೆ ನಾವು ಹೊಡಿಬೇಕನ್ನು ಯಾವಾಗೆಲ್ಲ ಹೊಡೆದಿವಿ ಅಂತ. ಇಲ್ರಿ ಸರ್, ಅವಾಗ ನೀವು ಹೊಡೆದ್ರೆ ನಮ್ಗೆ ಇನ್ನು ಇನ್ನು ಇನ್ನು ಮತ್ತೆ ಬಿಟ್ಟು ಬರ್ತೀರಿ ಅಂತೀರ. ಮತ್ತೆ ಅದು ನೀವು ಕಾರ್ಯಕ್ರಮ ಮಾಡಿದ್ರಿ, ಮತ್ತೆ ಅವ್ರಿಗೆಲ್ಲ ಇದು ಮಾಡಿದ್ವಿ ಮೇಡಮ್, ಅದು ಮರಿಲಾರ್ದ ಮಾಡಿದ್ರಿ. ನಾವು ನೋಡ್ರಿ, ನಾವು ಗುರುಗಳ ಬಗ್ಗೆ ಹೇಳ್ಬೇಕಂದ್ರ ಅದ ಪದಗಳನ್ನೇ ಸಿಗ್ತಾ ಇಲ್ರಿ ಮೇಡಮ್. ನಾನು ಗುರುಗಳ ಬಗ್ಗೆ ನಾ ಏನ್ ಇವತ್ತು ಇಷ್ಟ ಏನೇ ನಿಂತೀವಪ್ಪ ಅಂದ್ರ, ನಾವೇನಾರ ಅಕ್ಷರ ಜ್ಞಾನ ಏನಾದ್ರ ನಾಲ್ಕು ಅಕ್ಷರ ಜ್ಞಾನ ಹೊಂದೇವಪ್ಪ ಅಂದ್ರೆ ನಮ್ಗೆ ಏನ್ ನಾಲ್ಕು ಮಂದಿ ಗುರುಗಳಾದ್ರ ಅವರೇ ಮೇನ್ ಕಾರಣ ಅಂತ ನಾ ಇವತ್ತು ಹೇಳ್ತೀನಿ ರೀ ಮೇಡಮ್. ಹಂಗಾಗಿ ನಮ್ಮ ಗುರು ಶಿಕ್ಷಕರ ದಿನಾಚರಣೆ ಬಗ್ಗೆ ಬಹಳ ಹೆಮ್ಮೆ ಇದೆ ಮೇಡಮ್. ಅವರ ಶಿಕ್ಷಕರ ಬಂದ್ರೆ ನನಗೆ ಇವತ್ತು ಈಗಲೂ ಕೂಡ ಹೆಮ್ಮೆ ಇದೆ ಮೇಡಮ್. ಅವರ ಅಷ್ಟು ಮಾತ್ರ ನಾನು ಹೇಳಬಲ್ಲ ರೀ ಮೇಡಮ್.
1: ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
2: ಓಕೆ ಮೇಡಮ್, ನಮಸ್ತೆ.
1: ಥ್ಯಾಂಕ್ ಯು. ಎಸ್, ಮುತ್ತಣ್ಣ ಅವರು ಕರೆ ಮಾಡಿದ್ರು, ಹಾಗೆ ಅವರ ಶಿಕ್ಷಕರ ಬಗ್ಗೆ, ಹಾಗೆ ಇತ್ತೀಚಿನ ದಿನದಲ್ಲಿ ಅವರು ನಡೆಸಿದಂತಹ ಒಂದು ಗುರುವಂದನಾ ಕಾರ್ಯಕ್ರಮದ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಇನ್ನಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮವನ್ನ ತೆಗೆದುಕೊಳ್ಳುವಂತಹ ಸಮಯ ಆಗ್ತಾ ಇರೋದ್ರಿಂದ ಒಂದು ಚಿಕ್ಕ ವಿರಾಮವನ್ನ ತೆಗೆದುಕೊಂಡು ಆಮೇಲೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
3: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ

0: ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಶಿಕ್ಷಕರನ್ನ ನೆನಪು ಮಾಡಿಕೊಳ್ತಾ ಇದ್ವಿ. ಇವತ್ತು ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಎಲ್ಲರೂ ಕೂಡ ಅವರವರ ಶಿಕ್ಷಕರ ಬಗ್ಗೆ, ಬಾಲ್ಯದ ನೆನಪುಗಳನ್ನ ಹಂಚಿಕೊಳ್ತಾ ಇದ್ರು. ಅವರು ಶಿಕ್ಷಕರು ಹೇಳಿಕೊಟ್ಟಂತಹ ಒಂದು ಶಿಕ್ಷಣದ ಬಗ್ಗೆ ಮಾತನಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ,
6: ನಮಸ್ತೆ.
5: ನಮಸ್ತೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ?
6: ಆರಾಮಿದ್ದೀವ್ರಿ ಮೇಡಮ್. ತಾವ್ ಕೂಡ ಆರಾಮಿದ್ದೀರಿ?
5: ನಾವು ಕೂಡ ಆರಾಮಿದ್ದೀವ್ರಿ. ಆಯ್ತೇನ್ರಿ ತಿಂಡಿ?
6: ತಿಂಡಿ ಆಯ್ತಾರ. ನಾವ್ ಈ ಕಡೆ ಪ್ರವಾಸ ಬಂದೀವ್ರಿ, ಬೆಂಗಳೂರು ಸೈಡ್.
5: ಹೌದೇನ್ರಿ?
6: ನಿನ್ನೆ ಒಂದ್ ದೇವಸ್ಥಾನ ಆಯ್ತು ಸ್ಥಳಕ್ಕೆ, ಮತ್ತೊಂದ್ ಕಡೆ ಎಲ್ಲಿಯೋ ಕರ್ಕೊಂಡು ಹೊಂಟಾರು, ಯಾವಂತ ನನಗೆ ಹೇಳಕ್ ಆಗಂಗಿಲ್ಲ. ಮಡಿಕೇರಿ ಸೈಡ್ ಉಂಟಾರು ಅಂತ, ಮಡಿಕೇರಿ ಸೈಡ್. ಇವತ್ತ ಗುರುಗಳಿಗೆ, ಎಲ್ಲ ಗುರುಗಳಿಗೆ ನನ್ನ ನಮಸ್ಕಾರಗಳು ಮೇಡಮ್.
5: ಓಕೆ, ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು ಮ್ಯಾಮ್?
6: ನಮ್ಮ ಮೆಚ್ಚಿನ ಶಿಕ್ಷಕರ ಅಂದ್ರೆ ಮೇಡಮ್, ನನಗ ಶಾಲೆ ಕಲಿತ ಶಿಕ್ಷಕರು ಬಹಳ ಪೂಜೆ ಸರ್ ಅಂತ ಇದ್ರು, ಬಹಳ ಒಳ್ಳೆಯವರಿದ್ರು.
5: ಓಕೆ.
6: ಆಮೇಲೆ ಬ್ರಾಹ್ಮಣ ನಾಡಗೋಡ್ ಮೇಡಮ್ ಅಂತ ಹೇಳಿ ಒಬ್ರು ಇದ್ರು. ಈ ತರ ನನಗ್ ಸಣ್ಣವಳಿದ್ದಾಗ ನೆನಪ್ರಿ ಅದು. ಮತ್ ಈಗಂತ ಶಿಕ್ಷಕರಂದ್ರೆ ನನಗ ಟೇಲರ್ ಕಲ್ತಿ ಶಿಕ್ಷಕರು, ನಮ್ ಗೆಳತಿನೇರಿ ಅವಳು, ಅವಳು ಟೇಲರ್ ಕಲ್ತಿದ್ಲು ನನಗ. ಅಂದ್ರೆ ಹೆಂಗ್ ಕಲ್ತಿದ್ಲಪ್ಪ ಅಂದ್ರೆ ತನ್ ಜೊತೆ ಕುಂದಿರ್ಕೊಂಡು ಮಾತಾಡ್ಕೊಂತ ಮಾತಾಡ್ಕೊಂತ ಕಲ್ತಿದ್ನ, ಎಲ್ಲಿ ಹೋಗಿ ಕಲ್ತೇ ಇಲ್ಲ. ಅವಳೇ ಕೂತ್ ಕಲಿಸಿದ್ದ, ಅದೇ ಶಿಕ್ಷಕರು, ಅವರೇ ನಮ್ ಗುರು ಈಗ. ಓಕೆ ಮೇಡಮ್. ಸುಮಿತ್ರ ಮೇಡಮ್ ಅಂತ ಮಾತಾಡ್ತಾರಂತ್ರಿ.
5: ಓಕೆ
7: ಮೇಡಮ್, ನಮಸ್ಕಾರ.
5: ನಮಸ್ಕಾರ ರೀ ಸುಮಿತ್ರ ಮೇಡಮ್, ಹೆಂಗಿದ್ದೀರಿ?
7: ಮೇಡಮ್ ಚೆನ್ನಾಗಿದ್ದೀರಿ.
5: ಹೌದೇನ್ರಿ?
7: ತಿಂಡಿ ಆಯ್ತೇನ್ರಿ? ಬಂದಿರಿ ಮೇಡಮ್. ಆಯ್ತ್ರಿ ಮೇಡಮ್.
5: ಓಕೆ ಓಕೆ. ಹಾಗೆ ನೀವು ಹೇಳ್ರಿ, ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು?
7: ಸರ್ ನಮಗ ಮೇಡಮ್, ನಾವು ಶಾಲೆಗೆ ಹೋಗುದು ವಿಚಾರ ಸರ್ ಅಂತ ಇದ್ರಿ, ಬಹಳ ಸ್ಟ್ರಿಕ್ಟ್ ಇದ್ರಿ ಮೇಡಮ್. ಅವ್ರು ಹಂಗ ಕಲಿಸಿರತ್ತೇನೆ ನಾವು ಹುಷಾರಿದ್ದೀವಿ ಮೇಡಮ್.
5: ಓಕೆ.
7: ಮತ್ತ ಹೈಸ್ಕೂಲ್ ಹೋದ್ ಬಳಕ್ ಪಡಂದರ್ ಸರ್, ಮತ್ತೆ ಬಡಿಗೇರ್ ಸರ್, ಅಂದಿಲಿ ಸರ್, ಮತ್ತೆ ಸೈನ್ಸ್ ಹೇಳೋರು ಒಬ್ರು, ಇಬ್ಬರೇ ಚಂದ ಎಲ್ಲಾರು ಹೇಳ್ಕೊಡ್ತೀರಿ ಬಡಿಗೇರ್ ಸರ್. ಎಲ್ಲಾರು ಎಲ್ಲಾ ಶಿಕ್ಷಕರಿಗೂ.
5: ಹಲೋ, ವಾಯ್ಸ್ ಬ್ರೇಕ್ ಆಗ್ತಿದೆ ಮ್ಯಾಮ್. ಹಲೋ. ಓಕೆ, ಬಹುಶಃ ನೆಟ್ವರ್ಕ್ ಇಶ್ಯೂ ಇಂದ ಇರಬಹುದು. ಸೌಮ್ಯ ಅವರು ಮಾತನಾಡ್ತಾ ಇದ್ರು, ಹಾಗೆ ಸುಮಿತ್ರ ಅವರು ಕೂಡ ಅವರ ಶಿಕ್ಷಕರ ಬಗ್ಗೆ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
8: ಮೇಡಮ್, ನಮಸ್ತೆ. ಮೇಡಮ್
5: ನಮಸ್ತೆ. ವೈಶ್ವಾ ಸರ್, ಹೇಗಿದ್ದೀರಾ?
8: ನಾವು
5: ಕೂಡ ಚೆನ್ನಾಗಿದ್ದೀವಿ ಸರ್. ಆಯ್ತಾ ತಿಂಡಿ?
8: ತಿಂಡಿ ಆಯ್ತು ಮೇಡಮ್. ಪ್ರೋಗ್ರಾಮ್ ಚೆನ್ನಾಗಿ.
5: ಓಕೆ, ಸೊ ಹಾಗೆ ಇವತ್ತಿನ ಒಂದು ನಿಮ್ಮ ನೆಚ್ಚಿನ ಶಿಕ್ಷಕರ ಬಗ್ಗೆ ನೀವು ಮಾತನಾಡೋದಾದ್ರೆ ಏನ್ ಹೇಳ್ತೀರಾ ಸರ್?
8: ಮೇಡಮ್ ಆಸಿಸ್ ಸ್ಕೂಲ್, ನಾನು ಓದಿದ್ದು ಆಸಿಸ್ ಸ್ಕೂಲ್ ಮೇಡಮ್. ಆಸಿಸ್ ಸ್ಕೂಲ್ ಸೆಕ್ರೆಟ್ ಮತ್ತೆ ಫ್ರೆಡ್ರಿಕ್ ಅಲ್ಲ ಜನರಲ್ ಮುಗಿಸಿದ್ದ ಮೇಡಮ್. ಎಲ್ಲಾರು ಹೆಸರುಗಳು ಪ್ರಾಬ್ಲಿ, ಕೆಲವರು ಮರ್ತಿದ್ದಾರೆ, ಕೆಲವರು ಮರ್ತೋಗಿದೆ, ಮತ್ತೆ ಈಗ ನೆನಪಿದೆ. ಆದ್ರೆ ಹಂಗ್ ನೋಡಕ್ ಹೋದ್ರೆ ಮೇಡಮ್, ಬೇಸಿಕ್ ಅಂದ್ರೆ ಸಣ್ಣ ಶಿಶು ವಿಹಾರದಿಂದ ಟೀಚರ್ಸ್ ಇರ್ತಾರಲ್ಲ ಮೇಡಮ್, ಅವ್ರು ನನ್ನ ನಿಜಕ್ಕೂ ಧನ್ಯವಾದ ಕೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆಗಿನ ನಿಜಕ್ಕೆ 80s ಅಲ್ಲಿ ಮತ್ತೆ 90s ಅಲ್ಲಿ ಯಾರು ಹುಟ್ಟಿರ್ತಾರೋ ಅವ್ರು ನಿಜವಾದ ಲಕ್ಕಿ ಅಂತ ಹೇಳೋದು ಮ್ಯಾಮ್. ಯಾಕಂದ್ರೆ ಈಗಿನ ಕಾಲ ಮಕ್ಳು ದೊಡ್ಡವ್ರು ಬಂದ್ರೆ ಎದ್ದು ನಿಂತ್ಕೊಳಕ್ ಹೋರೋದಾಗ್ಲಿ ಅದೆಲ್ಲ ಆಗ್ಲಿ, ಇನ್ನು ಈ ಶಿಕ್ಷಕರು ಹೇಳ್ಕೊಡೋದು ಯಾಕಂದ್ರೆ ಬರೀ ಕಾಂಪಿಟೇಷನ್ ಅಲ್ಲಿ ಎಜುಕೇಶನ್ ನಡೀತೀವಿ ವಿನಃ ಮೌಲ್ಯಯುತ ಶಿಕ್ಷಣ ನಡೀತಿಲ್ಲ, ಸಂಸ್ಕಾರ ಎಂತೂ ಮೊದ್ಲೇ ಇಲ್ಲ. ಹಂಗಾಗಿ ನಮ್ ಶಿಕ್ಷಕರನ್ನ ಯಾವಾಗ್ಲೂ ಒಂಥರ ನೆನ್ಪ್ ಮಾಡ್ಕೊಂತೀನಿ, ಯಾಕಂದ್ರೆ ತುಂಬಾ ನಮ್ಗೆ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಗೊತ್ತಾ, ಶಿಕ್ಷಕರು ಶಿಕ್ಷಕರು ಅಂತಂದ್ರೆ ನಮ್ಮ ಎಜುಕೇಶನ್ ಬಗ್ಗೆ ಮಾತಾಡ್ಕೊಂತಲ್ಲ, ನಮ್ ಮುಂದಿನ ಭವಿಷ್ಯದ ಬಗ್ಗೆ ಅವ್ರ ನೀಟಾಗಿ ಇದ್ ಮಾಡ್ತಿದ್ದಾರೆ, ನೀಟಾಗಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ಹೇಳ್ಕೊಟ್ಟಿದ್ದಾರೆ ಸಾರಿ. ಆಮೇಲೆ ಮತ್ತೆ ಈಗಿನ ನನ್ನ ನನ್ನ ನನ್ ಶಾಪಿಗೆ ಈಗಲೇ ನನ್ನ ನನಗೆ ಲೆಕ್ಚರ್ ಗಳಾದಂತಹ ಈಗಲೂ ಬರ್ತಾ ಇರ್ತಾರೆ, ಅವ್ರ ಜೊತೆ ನಮ್ದು ಅವ್ರ ಸಂವಹನ ಚೆನ್ನಾಗಿದೆ ಮೇಡಮ್. ಮತ್ತೆ ಅನ್ನೋಕ್ ಹೋದ್ರೆ ಪಿ ಯು ಸಿದು ಮತ್ತೆ ಡಿಗ್ರಿದ ನನ್ಗೆ ಈಗ ಪ್ರೆಸೆಂಟ್ ಟೆಸ್ಟ್ ಇರೋದು ಸೆಕ್ರೆಟ್ ಅಲ್ಲಿ ಹೋಗ್ತಲ್ಲ ಮೇಡಮ್, ನನ್ ಮಗಳು ಸ್ಕೂಲ್ ಹುಡಕ್ ಹೋಗ್ಬೇಕಾದ್ರೆ ನಂಗೆ ಒಂದ್ ಹಳೆದೆಲ್ಲ ನೆನಪಾಗತ್ತೆ. ಏನ್ ಹೇಳಿ ಮೇಡಮ್, ಶಿಕ್ಷಕರು ನಿಜಕ್ಕೂ ಮೇಡಮ್ ನಮ್ಮ ಅವ್ರಿಗೆ ನಾನು ಎಷ್ಟು ಗೌರವ ಕೊಟ್ಟರು ಅಷ್ಟೇ ನಮ್ಗೆ ಗೌರವ ನಮ್ಗೆ ಮುಂದೆ ಸಿಗತ್ತೆ ಮೇಡಮ್. ಕರ್ಮ ರಿಟರ್ನ್ಸ್ ಅಂತಾರಲ್ಲ ಮೇಡಮ್, ಹಂಗೆ ಈಗಿನ ಮಕ್ಳಿಗೆ ಈಗಿನ ನಾನ್ ಕಣ್ಣರ ನೋಡ್ದಂಗೆ ಈಗಿನ ಶಿಕ್ಷಕರಿಗೆ ಇವರೇ ಅಡ್ಡತ್ತಿರ್ತಾರೆ, ಹಂಗಾಗಿ ಅದು ಅಷ್ಟು ಸಂಬಂಧಿಸಲ್ಲ ಅಂತ ಅನ್ಕೊಂತೀನಿ. ಶಿಕ್ಷಕ ಮೇಡಮ್ ಶಿಕ್ಷಕರು ನಮ್ ಜೀವನದಲ್ಲಿ ಭಾರಿ ಮಹತ್ವಪೂರ್ಣ ಅಂದ್ರೆ ಮಹತ್ವಪೂರ್ಣ ಮೇಡಮ್. ಅವ್ರು ನಮ್ಗೆ ಹೆಂಗ್ ಹೇಳ್ಕೊಟ್ಟಿದ್ರು ಅದ್ ನೀಟ್ ಅಳವಡಿಸ್ಕೊಂಡ್ರೆ ಮೇಡಮ್ ನಾವ್ ಲೈಫಲ್ಲಿ ತುಂಬಾ ಉದ್ದಾರ ಆಗ್ಬೋದು. ಅಂತ ಹೇಳಿ ನನ್ನ ಎರಡ್ ಮಾತು ಮುಗಿಸಕ್ ಇಷ್ಟಪಡ್ತೀನಿ ಮೇಡಮ್, ಯಾಕಂದ್ರೆ ಇನ್ನು ಕಾಲ್ ಮಾಡೋರು ತುಂಬಾ ಇದಾರೆ, ಯಾಕಂದ್ರೆ ಕಾಲ್ ಸಿಗಲ್ಲ ಅಂದ್ರೆ ಎಷ್ಟು ಸಿಟ್ಟು ಬರುತ್ತಂತ ನನ್ಗೆ ಭಾರಿ ಅನುಭವ ಆಗಿದೆ. ಧನ್ಯವಾದಗಳು.
5: ಧನ್ಯವಾದಗಳು ವಿಶ್ವಾಸ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಎಸ್, ವಿಶ್ವಾಸ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಅವರ ನೆಚ್ಚಿನ ಶಿಕ್ಷಕರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ
9: ಹಲೋ
5: ನಮಸ್ತೆ. ಹಲೋ
9: ಹಲೋ
5: ನಮಸ್ತೆ ಕಲ್ಪನಾ ಮ್ಯಾಮ್, ಹೇಗಿದ್ದೀರಾ?
9: ಮೇಡಮ್ ಆರಾಮಿದ್ದೀನಿ. ಮೇಡಮ್ ನೀವು ಆರಾಮಿದ್ದೀರಾ?
5: ನಾನ್ ಕೂಡ ಆರಾಮಿದ್ದೀನಿ. ಆಯ್ತಾ ತಿಂಡಿ?
9: ಮೇಡಮ್ ತಿಂಡಿ ಆಯ್ತು, ಬಿಸಿಬೇಳೆ ಬಾತ್.
5: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
9: ಮೇಡಮ್ ಗೊತ್ತಾಯ್ತು ಮೇಡಮ್. ಶಿಕ್ಷಕರ ದಿನಾಚರಣೆ ಎಲ್ಲಾ ಶಿಕ್ಷಕರಿಗೂ ನನ್ನ ಕಡೆಯಿಂದ ಶುಭ. ಹಲೋ
5: ಮಾತಾಡಿ ಮಾತಾಡಿ,
9: ಕೇಳಿಸ್ತಿದ್ಯಲ್ಲ?
5: ಕೇಳಿಸ್ತಾ ಇದೆ, ಮಾತಾಡಿ ಮ್ಯಾಮ್.
9: ಮೇಡಮ್ ಶಿಕ್ಷಕರ ದಿನ ಶುಭಾಶಯಗಳು ಮೇಡಮ್ ಎಲ್ಲಾ ಶಿಕ್ಷಕರಿಗೂ.
5: ಓಕೆ,
9: ಏ ಶಿಕ್ಷಕರ ದಿನಾಚರಣೆ ಹೇಳ್ಬೇಕು ಅಂದ್ರೆ ಅವಾಗಿನ ಶಿಕ್ಷಕರ ತರ ಈಗಿರಲ್ಲ ಮೇಡಮ್, ತುಂಬಾನೇ ಇದಿದೆ. ನಮ್ಗೆ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಇತ್ತು ಅವಾಗೆಲ್ಲ, ಏನಾದ್ರೂ ಬರ್ಕೊಂಬರ್ಲಿಲ್ಲ ಅಂದ್ರೆ ಉಲ್ಟಾ ಬೆರಳುಗಳೆಲ್ಲ ಟೇಬಲ್ ಉಲ್ಟಾ ಹಿಡ್ದು ಹೊಡಿತಿದ್ರು ಮೇಡಮ್. ಅದ್ರ ಭಯಕ್ಕೆ ಹೆದರ್ತಿದ್ವಿ. ಆಮೇಲೆ ತಂದೆ ತಾಯಿನೂ ಹೇಳ್ಕೊಡ್ತಿದ್ರು ಮೇಡಮ್, ಶಿಕ್ಷಕರ ಅಂದ್ರೆ ಭಯ ಪಡ್ಬೇಕು, ಅವ್ರಿಗೆ ಗೌರವ ಕೊಡ್ಬೇಕು ಅಂತ. ಇವಾಗ ಹಂಗಿಲ್ಲ, ಸರ್ಗುಳ್ನೆ ಮಚ್ಚ ಅಂತ ಕರೆಯೋದು, ಆತರ ಎಲ್ಲ ತುಂಬಾ ರೂಡ್ ಆಗಿ ಮಾತಾಡ್ತಾರೆ ಮೇಡಮ್. ಶಿಕ್ಷಕರಿಗೆ ಪಾಪ ಬೆಲೆನೆ ಇಲ್ಲ, ಒಂದೊಂದ್ಸಲ ಹಂಗ್ ಮಾತಾಡ್ತಾರೆ, ಏ ಅವನ್ ಲಚ್ಚರ್ದ ಏನ್ ಬಿಡೋ, ಇವಂದ ಏನ್ ಬಿಡೋ, ಅವ್ನ ಕ್ಲಾಸ್ ಏನ್ ಬಿಡೋ, ಆತರ ಎಲ್ಲ. ಅವಾಗಿನ ಎಜುಕೇಶನ್ ತುಂಬಾ ಚೆನ್ನಾಗಿತ್ತು ಮೇಡಮ್.
5: ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು ಮ್ಯಾಮ್?
9: ನಮ್ಗೆ ಕಲ್ಲಪ್ಪ ಮಿಶ್ರು ಅಂತ ಇದ್ರು ಮೇಡಮ್, ಅವ್ರು ತುಂಬಾ ಸ್ಟ್ರಿಕ್ಟ್, ಅದೇ ಆತರನೆಲ್ಲ ತುಂಬಾ ಹೊಡಿತಿದ್ರು. ಬೆರಳೆಲ್ಲ ಉಲ್ಟಾ ಮಾಡಿ ಏನಾರು ತಪ್ಪಾಯ್ತು ಅಂತಂದ್ರೆ ಉಲ್ಟಾ ಬೆರಳಿಟ್ಟು ಹೊಡಿತಿದ್ರು ಅಂತಾನೆ, ಅದ್ರ ಬೈಕ್ಗೋಸ್ಕರನರೆ ಬರ್ಕೊಳ್ಳೋದು, ಕರೆಕ್ಟ್ ಆಗಿ ಹೋಗೋದು ಬೆಲ್ಲಾಗ ಟೈಮಿಗೆ ಹೋಗ್ತಾ ಇದ್ವಿ ಮೇಡಮ್ ನಾವು.
5: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಕಲ್ಪನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೇನೆ ಇವತ್ತಿನ ದಿನ ಅಂದ್ರೆ ಇವತ್ತು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಇದೆ. ಹಾಗೆ ಇವರು ಭಾರತದ ಪ್ರಸಿದ್ಧ ತತ್ವಜ್ಞಾನಿ, ಶಿಕ್ಷಣ ತಜ್ಞರು, ಮತ್ತೆ ದೇಶದ ಎರಡನೇ ರಾಷ್ಟ್ರಪತಿಯಾಗಿದ್ದವರು. ಇವರು ಸೆಪ್ಟೆಂಬರ್ 5, 1888 ಜನಿಸ್ತಾರೆ. ಇವರು ಜನಿಸಿದ ಸ್ಥಳ ತಮಿಳುನಾಡಿನ ತಿರುತ್ತಣಿ. ಇವರ ಪೋಷಕರು ತಂದೆ ಸರ್ವಪಲ್ಲಿ ಹಾಗೆ ವೀರಸ್ವಾಮಿ ತಂದೆ ಸರ್ವಪಲ್ಲಿ ವೀರಸ್ವಾಮಿ ಹಾಗೆ ತಾಯಿ ಸೀತಮ್ಮ. ಇವರ ಶಿಕ್ಷಣ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ. ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕಲ್ಕತ್ತಾ ವಿಶ್ವವಿದ್ಯಾಲಯ ವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಆಂಧ್ರ ವಿಶ್ವವಿದ್ಯಾಲಯದ ಉಪಕುಲಪತಿಯೂ ಆಗಿರ್ತಾರೆ. ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಹಾಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಚೀನ ಧರ್ಮ ಮತ್ತು ತತ್ವಶಾಸ್ತ್ರದ ಬೋಧಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇನ್ನು ಇವರು ಮೊದಲ ಉಪರಾಷ್ಟ್ರಪತಿ. 1952 1962 ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಹಾಗೆ ಎರಡನೇ ರಾಷ್ಟ್ರಪತಿ 1962 ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಹಾಗೆಯೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ September 5 ಭಾರತದಲ್ಲಿ ಪ್ರತಿ ವರ್ಷ ಕೂಡ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗ್ತಾ ಇದೆ. ರಾಷ್ಟ್ರಕ್ಕೆ ಅವರು ನೀಡಿದ ಶೈಕ್ಷಣಿಕ ಕೊಡುಗೆಯ ನೆನಪಿಗಾಗಿ ಈ ದಿನವನ್ನು ಮೀಸಲಿಡಲಾಗಿದೆ. ಇದು 17 April 1975 ಇವರು ನಿಧನವನ್ನು ಹೊಂತಾರೆ. ನಂತರದ ದಿನಗಳಲ್ಲಿ ಇವರ ಜನ್ಮದಿನವನ್ನು ಶಿಕ್ಷಕರ ದಿನ ಅಂತ ಹೇಳಲಾಗುತ್ತೆ. ಅಂದಿನಿಂದ ಇಲ್ಲಿಯವರೆಗೆ ಕೂಡ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ,
10: ಹಲೋ,
5: ಗುಡ್ ಮಾರ್ನಿಂಗ್, ನಮಸ್ತೆ.
10: ರೂಪಾ ಮೇಡಮ್, ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ.
5: ರೂಪಾ ಮ್ಯಾಮ್, ಹೇಗಿದ್ದೀರಾ?
10: ಆರಾಮಿದೆ ಮೇಡಮ್. ನೀವ್ ಹೇಗಿದ್ದೀರಾ ಮೇಡಮ್? ತಿಂಡಿ ಆಯ್ತಾ? ಕಾಫಿ ಆಯ್ತಾ?
5: ನಾವು ಕೂಡ ಆರಾಮಿದೀವಿ. ಕಾಫಿ ಆಯ್ತು, ತಿಂಡಿ ಆಯ್ತು, ನಿಮ್ದಾಯ್ತಾ?
10: ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಮೇಡಮ್.
5: ಧನ್ಯವಾದಗಳು ಮ್ಯಾಮ್. ಹಲೋ,
10: ಹೇಳಿ ಮೇಡಮ್.
5: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ನಿಮ್ಮ ನೆಚ್ಚಿನ ಶಿಕ್ಷಕರ ಬಗ್ಗೆ ಮಾತನಾಡ್ಬೇಕು.
10: ಹಾ ಮೇಡಮ್, ಗೊತ್ತಾಯ್ತು. ಒಳ್ಳೆ ವಿಷಯ ಕೊಟ್ಟಿದ್ದೀರಾ ಮೇಡಮ್. ನಮ್ಮ ಗುರುಗಳನ್ನ ನಾವು ನೆನಪಿಸ್ಕೊಳ್ಳೋದಕ್ಕೆ ಒಳ್ಳೆ, ನಮ್ಮ ಗುರುಗಳ ಬಗ್ಗೆ ಹೇಳೋದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡ್ಕೊಟ್ಟಿದ್ದೀರಾ ಮೇಡಮ್.
5: ಧನ್ಯವಾದ.
10: ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಮ್ಮ ಗುರುಗಳು ಅಂದ್ರೆ ಮೊಟ್ಟ ಮೊದಲನೇ ನಮ್ಮ ತಾಯಿ ತಂದೆನೇ ನನಗೆ ಮೊದಲನೇ ಗುರು. ತಾಯಿನೇ ನನಗೆ ಮೊದಲನೇ ಗುರು ಮೇಡಮ್.
5: ಓಕೆ.
10: ಅನಂತರ ನನ್ನ ಪ್ರೈಮರಿ ಸ್ಕೂಲ್ ಅಲ್ಲಿ, ಹೈ ಸ್ಕೂಲ್ ಅಲ್ಲಿ ನನ್ನ ಮರೆಯದೇ ಆಗದಂತಹ ಗುರುಗಳು ಇದಾರೆ. ಒಬ್ರು ಗಂಗಾಧರ್ ಮಾಸ್ಟರ್ ಅಂತ ಇದ್ರು ಮೇಡಮ್, ಮ್ಯಾಥ್ಸ್ ತಗೊಂತ ಇದ್ರು. ನಮ್ಗೇನಾದ್ರೆ ಮುಗ್ಗಿ ಹೇಳಕ್ಕೆ, ಟೇಬಲ್ಸ್ ಮುಗ್ಗಿ ಹೇಳಕ್ ಬರ್ಲಿಲ್ಲ ಅಂದ್ರೆ ಲೈನ್ ಹಾಕ್ತಿವಲ್ಲ ರೂಲ್ ಅಲ್ಲಿ, ಅದನ್ನೇ ಹೊಡಿತಿದ್ರು ಮೇಡಮ್. ಇಷ್ಟಪ್ಪ ಒಂದು ಬಾಸುಂಡೆ ಬರ್ತಿದ್ವು. ಮಗ್ಗಿ ಹೇಳಕ್ ಬರ್ಲಿಲ್ಲ ಅಂದ್ರೆ ಅಯ್ಯೋ, ಆ ಮಾಸ್ಟರ್ ಬಂದ್ರು ಅಂದ್ರೆ ಗದಗದಗದ ನಡುತ್ತಿದ್ವಿ ಮೇಡಮ್. ಅಷ್ಟು ನಮ್ಗೆ ಶಿಕ್ಷೆ ಕೊಡ್ತಾ ಇದ್ರು ಅವರು. ಅವ್ರು ಆತರ ಕೊಟ್ಟಿದ್ದಕ್ಕೆ ನಾವು ಇಷ್ಟು ಕಲ್ತಿದ್ವಿ, ನಾವು ಇಷ್ಟೊಂದು ಓದಿದ್ವಿ ಮೇಡಮ್. ಹೈಸ್ಕೂಲ್ ಅಲ್ಲಿ SRB ಬಸವರಾಜಪ್ಪ ಮಾಸ್ಟರ್ ಅಂತ ಇದ್ರು, ಮತ್ತೆ ಸಿದ್ದರಾಮಪ್ಪ ಮಾಸ್ಟರ್ ಅಂತ ಇದ್ರು. ಅವ್ರು ಮಾಡುವಂತ ಪಾಠಗಳು, ಹಾವಭಾವಗಳು, ಅವರ ಒಂದು ಪಾಠ ಮಾಡುವಾಗ ಅವರ ಧ್ವನಿಯಲ್ಲಿ ಏರಿಳಿತಗಳು, ಅವರ ಒಂದು ಅಂದ್ರೆ ಹಾವಭಾವ ಮಾಡ್ಕೊಂಡು ಪದ್ಯ ಹೇಳ್ಬೇಕಾದ್ರೆ ಮೇಡಮ್ ಎಷ್ಟು ರಾಗವಾಗಿ ಆ ಪದ್ಯ ಹೇಳ್ತಾ ಅವ್ರ ಹಾವಭಾವಗಳನ್ನ ಮಾಡ್ತಾ ಕನ್ನಡ ಮಾಸ್ಟರ್ ಬಸವರಾಜಪ್ಪ ಅಂತ ಇದ್ರು, ಗಂಜಿನಳ್ಳಿಯರು. ಅವ್ರದ್ದು ಮರೆಯಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡೋ ಪಾಠಗಳು ಈಗೂ ಕಂಡು ಬಂದೇ ಇದೆ ಮೇಡಮ್, ಮಾಡಿರೋ ಪಾಠಗಳೆಲ್ಲ ನೆನಪಲ್ಲಿ ಈಗೂ ಇದಾವೆ. ಅಷ್ಟು ಚೆನ್ನಾಗಿ ಪಾಠ ಮಾಡ್ತದ್ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ವಿ, ಮತ್ತೆ ಅವ್ರನ್ನ ಜೀವ ಇರೋ ತನಕ ಮರೆಯಕ್ಕೆ ಸಾಧ್ಯ ಇಲ್ಲ.
5: ನಿಜ ನಿಜ,
10: ಅಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಮೇಡಮ್. ಆತರ ಒಂದು ಕೆಲವೊಂದು ಶಿಕ್ಷಕರು ನಮ್ಗೆ ಎಷ್ಟು ಪ್ರಭಾವ ಬೀರಿದ್ದಾರೆ ಅಂದ್ರೆ ನಮ್ಮ ಜೀವನದಲ್ಲಿ ತುಂಬಾನೇ ಪ್ರಭಾವ ಬೀರಿದ್ದಾರೆ ಮೇಡಮ್. ಮತ್ತೆ ಸಿದ್ದರಾಮಪ್ಪ ಮಾಸ್ಟರ್ ಮ್ಯಾಥಮೆಟಿಕ್ಸ್ ತಗೊಂತಿದ್ರು, ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಮೇಡಮ್. ಎಂತ ದಡ್ಡ ಇರೋ ಮಕ್ಳು ಕೂಡ ಕಲಿತು ಅವರು SLC ಪಾಸ್ ಆಗ್ಬೇಕು, ಆತರ ಅವ್ರು ಅರ್ಥ ಆಗುವಾಗೆ ಫಾರ್ಮುಲಾಗಳನ್ನ ಹಿಡ್ದು ಎಲ್ಲಾ ನೀಟಾಗಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಮೇಡಮ್. ಆತರ ಶಿಕ್ಷಕರು ನಿಜವಾಗ್ಲೂ ಮೇಡಮ್ ನಮಗೆ ಈಗ ಎಲ್ಲೂ ನೋಡಕ್ ಆಗಲ್ಲ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಮೇಡಮ್. ನಮ್ಗೆ ನಾವ್ ಯಾವ್ದೇ ಒಂದು ಟ್ಯೂಷನ್ ಹೋಗ್ತಿರ್ಲಿಲ್ಲ, ಏನಿಲ್ಲ. ಈಗಿನ ಮಕ್ಳಿಗೆಲ್ಲ ಟ್ಯೂಷನ್ ಕಳಿಸ್ತಾರೆ, ಅಲ್ಲಿ ಕೋಚಿಂಗ್ ಕ್ಲಾಸ್ ಕಳಿಸ್ತಾರೆ. ಆತರ ಶಿಕ್ಷಕರು ಇದ್ರೆ ಯಾವ ಟ್ಯೂಷನ್ ಕೋಚಿಂಗ್ ಕ್ಲಾಸ್ ಬೇಡ ಮೇಡಮ್. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ನೀವು ಹೋಗಿ ಕೇಳಿದ್ರೆ ಪದೇ ಪದೇ ಅವ್ರು ಒಂದ್ಸರಿ ಅಲ್ಲ 3 ಕೇಳಿದ್ರು ಹೇಳ್ತಾ ಇದ್ರು, ಡೌಟ್ಸ್ ಇರೋಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಮೇಡಮ್ ಆ ಒಂದು ಶಿಕ್ಷಕರು ಎಲ್ಲ. ಅಂದ್ರೆ ಆ ಶಿಕ್ಷಕರ ಜೊತೆ ನಮ್ದು ಆ ಒಂದು ಗುರು ಶಿಷ್ಯರ ಒಂದು ಸಂಬಂಧ ತುಂಬಾ ಅವಿನಾಭಾವ ಸಂಬಂಧ ಇತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಆದ್ರೆ ಈಗಿನ ಮಕ್ಳೆಲ್ಲ ಆತರ ಒಂದು ಸಂಬಂಧನೇ ಇಲ್ಲ ಮೇಡಮ್, ಗುರು ಶಿಷ್ಯರ ನಡುವಿನ ಸಂಬಂಧ ಆತರ ಇಲ್ಲೇ ಇಲ್ಲ. ಒಂದು ಗೌರವ ಕೊಡೋದು, ಒಂದು ಅವರಿಗೆ ಒಂದು ಬೆಲೆ ಕೊಡೋದು ಇಲ್ಲೇ ಇಲ್ಲ ಮೇಡಮ್ ಅವ್ರಿಗೆ.
5: ಓಕೆ, ಧನ್ಯವಾದಗಳು ರೂಪಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಮಾತನಾಡಿದ್ರಿ.
10: ಸರ್ವಜ್ಞನೇ ಹೇಳಿದನ್ ಮೇಡಮ್ ಒಂದ್ಸರಿ, ಒಂದು ಸರ್ವಜ್ಞನೇ ಹೇಳಿದಾರ, ಒಂದು ಬುದ್ಧಿ ಕಲಿಸದ ಒಂದು ಗುರು, ವಿದ್ಯೆ ಬುದ್ಧಿ ಹೇಳದ ತಂದೆ, ವಿದ್ಯೆ ಕಲಿಸದ ಗುರು, ಬಿದ್ದಿ ನೋಡಲು ಬಂದ ನೋಡದ ತಾಯಿ, ಸರ್ವಜ್ಞ ಅಂತ ಒಂದು ಸರ್ವಜ್ಞನೇ ಹೇಳಿದಾರೆ. ಆರಾಮನಿದರು ಗುರು ಕಾಯುವನು ಅಂತ ಒಂದು ಮಾತೇ ಇದೆ ಮೇಡಮ್. ಗುರುವಿನ ಒಂದು ಸ್ಥಾನವನ್ನು ಯಾರೂ ತುಂಬಾ ಸಾಧ್ಯವಿಲ್ಲ, ಅವರು ಸಮಾಜದ ನಿರ್ಮಾಣ ಮಾಡುವಂತ ರೂವಾರಿಗಳು
5: ಮೇಡಮ್.
10: ಗುರು ಅಂದ್ರೆ ತುಂಬಾ ಪವಿತ್ರವಾದ ಒಂದು ಸ್ಥಾನ ಮೇಡಮ್ ಅದು. ಆ ಒಂದು ಸ್ಥಾನವನ್ನು ಯಾರು ತುಂಬೋದಕ್ಕೆ ಸಾಧ್ಯವಿಲ್ಲ ಮೇಡಮ್.
5: ಓಕೆ ಓಕೆ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
10: ತುಂಬಾ ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ರಕ್ಷಿತಾ ಮೇಡಮ್.
5: ಥ್ಯಾಂಕ್ ಯು. ಎಸ್, ರೂಪ ಅವರು ಕರೆ ಮಾಡಿದ್ರು, ತುಂಬ ಚೆನ್ನಾಗಿ ಗುರುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಹಾಗೇನೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೇನೆ ಈಗ ಇನ್ನೊಂದು ಕರೆ ಕೂಡ ಸುತವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ, ನಮಸ್ತೆ.
11: ಕವಿಕಾಲ್, ನಾನೇ ಭೀನಾವಸಂದ್ರವ್ ಮಾತಾಡ್ತಿರೋದು. ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಎಲ್ಲಾ ಶಿಕ್ಷಕರಿಗೂ.
5: ಥ್ಯಾಂಕ್ ಯು ಭೀನಾ ಮ್ಯಾಮ್. ಹಾಗೇನೆ ಇವತ್ತಿನ ಒಂದು ವಿಷಯ ಅಂತೂ ಗೊತ್ತಾಗಿದೆ ಅಲ್ವಾ?
11: ಗೊತ್ತಾಗಿದೆ, ಗೊತ್ತಾಗಿದೆಯಪ್ಪ. ಮೊದಲ ಗುರು ಅಂದ್ರೆ ನನಗೆ ನನ್ನ ಅಮ್ಮನೇ. ನನಗೆಲ್ಲ ಅಕ್ಷರಾಭ್ಯಾಸ ಮಾಡ್ತಿದ್ದೆ ಅಮ್ಮ. ಆಮೇಲೆ ಹಿಂದಿ ಕಲ್ಸಿದ್ದು ಕೂಡ ನಮ್ಮ ಅಮ್ಮನೇ. ನಮ್ ತಂದೆಗೆ ಹಿಂದಿ ಬರ್ತಿರ್ಲಿಲ್ಲ, ಇಂಗ್ಲಿಷ್ ಮ್ಯಾಥ್ಸ್ ಎಲ್ಲ ಕಲ್ಸೋರು. ಅಮ್ಮ ಹಿಂದಿ ಕಲ್ಸೋರು. ಊಟ ಅಮ್ಮ ಅಪ್ಪ ಮೊದಲ ಗುರು. ಆಮೇಲೆ ನನಗೆ ಹೈಸ್ಕೂಲ್ ನಲ್ಲಿ ಅಲ್ಲ ಪ್ರೈಮರಿನಲ್ಲಿ ವಿಮಲಮ್ಮ ಟೀಚರ್ ಅಂತ ಒಬ್ರಿದ್ರು. ಅವ್ರು ತುಂಬಾ ಅವರು, ಆಮೇಲೆ ಲಲಿತಮ್ಮ ಟೀಚರ್ ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರು. ಆಮೇಲೆ ಅಷ್ಟೇ ನಮಗೆ ಶಿಕ್ಷೆನು ಕೊಡ್ತಿದ್ರು, ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಬೈತಾ ಇದ್ರು, ಎಲ್ಲ ಮಾಡ್ತಿದ್ರು. ಆಮೇಲೆ ಹೈಸ್ಕೂಲ್ ನಲ್ಲಿ ರಾಮಣ್ಣ ಮಾಸ್ಟರ್ ಅಂತ ಒಬ್ರಿದ್ರು, ಅವರು ಅಷ್ಟೇ ತುಂಬಾ ಸ್ಟ್ರಿಕ್ಟ್, ಆದ್ರೆ ಅಷ್ಟೇ ಪ್ರೀತಿಯಿಂದನು ಕಲ್ಸೋರು, ಪಾಠಗಳನ್ನೆಲ್ಲ ಕಲ್ಸೋರು. ಆಮೇಲೆ ಬುದ್ಧಿ ಹೇಳೋರು, ಅದನ್ನೆಲ್ಲ ಮಾಡ್ತಾ ಇದ್ರು. ನಮಗೆ ಕಾಲೇಜಲ್ಲಿ ಇವರು ಶಂಕರಪ್ಪ ಮಾಸ್ಟರ್ ಅಂತ ಇದ್ರು, ಎಕನಾಮಿಕ್ಸ್ ಮಾಸ್ಟರ್. ಅವರು ಹೊಡಿತಿರ್ಲಿಲ್ಲ, ಬಡ್ತಿರ್ಲಿಲ್ಲ, ಆದ್ರೆ ಮಾತಲ್ಲೇ ಒಳ್ಳೆ ಚಾಟಿ ಐಟಮ್ ಕೊಟ್ಟಂಗ್ ಕೊಟ್ಟವ್ರು, ಕೊಡೋರು ಎಲ್ರಿಗೂ. ಸರಿ, ಯಾರು ಕೇಳಲಿಲ್ಲ ಅಂದ್ರೆ ಆ ರೀತಿ ಇತ್ತಪ್ಪ. ಆವಾಗಿನ ಕಾಲದಲ್ಲೇ ಒಂಥರ ಚೇಂಜಸ್ ಇತ್ತು ತುಂಬಾ. ಈಗ ಎಲ್ರು ಹೇಳೋ ಹಾಗೆ ಸ್ವಲ್ಪ ಸ್ಟ್ರಿಕ್ಟ್ ಇತ್ತು. ಆಮೇಲೆ ಏನು ಅವ್ರಿಗೆಲ್ಲ ನಮ್ಮ ತಂದೆ ತಾಯಿಗಳು ಏನು ಹೇಳ್ತಾ ಇರ್ಲಿಲ್ಲ ಅಂದ್ರೆ, ಏನಾದ್ರು ಶಿಕ್ಷೆ ಕೊಟ್ರು ಅಂದ್ರೆ ಹೋಗ್ಬಿಟ್ಟು ಬೈತಿರ್ಲಿಲ್ಲಲ್ಲ. ಆ ರೀತಿ ಬೆರಳುಗಳಿಗೆಲ್ಲ ಆ ರೀತಿ ಏನು ಹೊಡಿತಿರ್ಲಿಲ್ಲ ಪಾಪ. ನಾವು ಅಲ್ಲ ಅಂದ್ರೆ ನಾವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿರೋದು, ನಾವು ಯಾವ್ದು ಪ್ರೈವೇಟ್ ಸ್ಕೂಲ್ಗಳಲ್ಲ. ತೀರಾ ತುಂಬಾ ಶಿಕ್ಷೆನೂ ಕೊಡ್ತಾ ಇರ್ಲಿಲ್ಲ, ಶಿಕ್ಷೆ ಕೊಡದೇನೆ ಇರ್ತಾನೋ ಇರ್ಲಿಲ್ಲ, ಸುಮಾರು ಇರ್ತಿದ್ರಪ್ಪ. ಆ ರೀತಿ ಇತ್ತು ನಮ್ದು ಚಿತ್ರದುರ್ಗದಲ್ಲಿ. ನಾವು ಓದಿದ್ದೇನೆ, ನಮ್ಮ ಎಜುಕೇಶನ್ ಎಲ್ಲ ಚಿತ್ರದುರ್ಗ. ಅಲ್ಲಿ ಮೊದಲು ನಮ್ದು ಪ್ರೈಮರಿ ಸ್ಕೂಲ್ ಅಂದ್ರೆ ಇದ್ರಲ್ಲಿ ಎಕ್ಸ್ಟೆನ್ಷನ್ ಸ್ಕೂಲ್ ಅಂತ ಒಂದಿದೆ. ಆಮೇಲೆ ಹೈಸ್ಕೂಲ್ ನಲ್ಲಿ ಚಿನ್ಮೂಲಾದ್ರೆ ಹೈಸ್ಕೂಲ್ ಅಂತ ಕಾಲೇಜ್ ಅಂದ್ರೆ ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್ ಅಂತ ಇತ್ತು, ತುಂಬಾ ದೂರ. ಅವಾಗ ಊರಿನ ಮಧ್ಯದಲ್ಲೇ ಇತ್ತು, ಈಗ ಊರಿನ ಹೊರಗಡೆ ಹೋಗಿದೆ. ಅವಾಗೆಲ್ಲ ಊರಿನ ಮಧ್ಯದಲ್ಲೇ ಇತ್ತು. ಅಷ್ಟೆಲ್ಲ ಆಗಿದೆ ನಮ್ದು ಎಜುಕೇಶನ್. ಎಲ್ಲ ಶಿಕ್ಷಕರು ತುಂಬಾ ಜ್ಞಾಪಕ ಇರ್ತಾರೆ ಎಲ್ರು ನಮ್ಗೆ. ಎಲ್ಲಾ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು.
5: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಬೀನಾ ಮ್ಯಾಮ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು. ಎಸ್, ಬೀನಾ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಪ್ರತಿಯೊಬ್ರು ಕೂಡ ಕರೆ ಮಾಡಿ ಅವರ ಶಿಕ್ಷಕರ ಬಗ್ಗೆ, ಅವರ ಒಂದು ಆ ದಿನ ಹೇಗಿತ್ತು, ಬಾಲ್ಯದ ದಿನಗಳು ಹೇಗಿತ್ತು ಅನ್ನೋದನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ರು. ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಕಳಿಸ್ಕೊಡ್ಬಹುದಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬೈ, ಹ್ಯಾವ್ ಎ ನೈಸ್ ಡೇ. ಹಾಗೆ ಇವತ್ತಿನ ಮುಂದಿನ ಕಾರ್ಯಕ್ರಮಗಳು ಕೂಡ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ವಿಶೇಷವಾದಂತಹ ಕಾರ್ಯಕ್ರಮಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
13: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
12: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
13: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
14: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
15: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
16: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
16: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
17: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸ್ನೇಹಿತರೆ, ಈ ಶ್ಲೋಕವನ್ನು ನಾವು ನೀವೆಲ್ಲರೂ ಕೇಳೇ ಇರ್ತೀವಿ. ಅಂದಾಗೆ ಈ ಶ್ಲೋಕ ಶಾಲಾ ದಿನಗಳನ್ನು ಕೂಡ ನೆನಪು ಮಾಡುತ್ತೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ ಅಂತ ಗುರುಗಳು ನಮ್ಮನ್ನು ಹೊಸದಾಗಿ ಸೃಷ್ಟಿ ಮಾಡ್ತಾರೆ. ಹುಟ್ಟಿದಾಗ ನಮಗೆ ಅಕ್ಷರ, ಮಾತು, ಬದುಕು ಎಲ್ಲವನ್ನ ಕಲಿಸ್ಕೊಡ್ತಾರೆ. ಹೊಸ ಮನುಷ್ಯರಾಗಿ ಸೃಷ್ಟಿ ಮಾಡುವಂಥವರು ಗುರುಗಳು. ಬ್ರಹ್ಮ ನಮ್ಮನ್ನು ಸೃಷ್ಟಿ ಮಾಡ್ತಾನೆ, ವಿಷ್ಣು ಕಾಪಾಡ್ತಾನೆ. ಹಾಗೆ ಗುರು ನಾವು ಕಲಿತ ವಿದ್ಯೆಯನ್ನು ಮರೆಯದಂತೆ, ತಪ್ಪುದಾರಿಗೆ ಹೋಗದಂತೆ ಪ್ರತಿದಿನ ಕಾಪಾಡ್ತಾರೆ, ಪೋಷಣೆ ಮಾಡ್ತಾರೆ. ನಮ್ಮೊಳಗಿರುವಂತಹ ಸೋಮಾರಿತನ, ಅಹಂಕಾರ, ಅಜ್ಞಾನ, ಭಯ ಎಂಬ ಕೆಟ್ಟ ಗುಣಗಳನ್ನು ನಾಶ ಮಾಡುವವರು ಗುರುಗಳು. ಬೇಡ, ಅದು ತಪ್ಪು ಅಂತ ಗದರಿಸಿ ನಮ್ಮನ್ನು ಸರಿದಾರಿಗೆ ತರುವಂಥವರು ಗುರುಗಳು. ಇಂತಹ ಗುರುಗಳಿಗೆ ನಮನವನ್ನು ಸಲ್ಲಿಸುವಂತಹ ದಿನ ಈ ದಿನ ಆಗಿದೆ ಸ್ನೇಹಿತರೆ. ಈ ದಿನವನ್ನು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವನ್ನು ಪ್ರಖ್ಯಾತ ತತ್ವಜ್ಞಾನಿಗಳು ಹಾಗೂ 2ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನವನ್ನು ಈ ದಿನ ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಹ್ಯಾಪಿ ಟೀಚರ್ಸ್ ಡೇ ಅಂತ ನಾವು ಶಿಕ್ಷಕರಿಗೆ ವಿಶ್ ಮಾಡೋದು ಉಂಟು. ಉತ್ತಮ ಶಿಕ್ಷಕರು ಕೇವಲ ಪುಸ್ತಕದಲ್ಲಿನ ಪಾಠವನ್ನು ಮಾತ್ರ ಹೇಳೋದಿಲ್ಲ, ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣವನ್ನು ಹೇಳೋದಷ್ಟೇ ಅಲ್ಲದೆ ಅದನ್ನು ಯಾವ ರೀತಿ ಮೈಗೂಡಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಕಲಿಸ್ತಾರೆ. ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಅದನ್ನು ಸೂಕ್ಷ್ಮವಾಗಿ ತಿದ್ದುತ್ತಾರೆ. ಇಷ್ಟೆಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಕಾಗಿ ನಿಂತಿರುವಂತಹ ಶಿಕ್ಷಕರಿಗೂ ಕೂಡ ಸಾಕಷ್ಟು ಕೆಲಸದ ಒತ್ತಡವಿದೆ ಸ್ನೇಹಿತರೆ. ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ಶಿಕ್ಷಕರು ಕೇವಲ ಪಠ್ಯಕ್ಕೆ ಮಾತ್ರ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸುವಂತಹ ಕೆಲಸ ಕೂಡ ಇತ್ತೀಚೆಗೆ ಸಾಕಷ್ಟು ಆಗಿದೆ. ಪುಸ್ತಕದಲ್ಲಿರುವಂತಹ ಪಾಠದ ಬೋಧನೆಯ ಜೊತೆ ಜೊತೆಗೆ ಆ ಮಕ್ಕಳ ಬಗ್ಗೆ, ಜೊತೆಗೆ ಶಾಲೆಯ ಬಗ್ಗೆ, ಶಾಲೆಯಲ್ಲಿ ನಡೆಯುವಂತಹ ಬೇರೆ ಬೇರೆ ಕೆಲಸಗಳ ಬಗ್ಗೆ ಕೂಡ ಜವಾಬ್ದಾರಿಯನ್ನು ತರುವಂಥದ್ದಾಗಿದೆ ಶಿಕ್ಷಕರಿಗೆ. ಕೆಲವೊಮ್ಮೆ ಒತ್ತಡದಲ್ಲಿ ಕೆಲಸ ಮಾಡಬೇಕಾಗಿದೆ ಶಿಕ್ಷಕರು ಕೂಡ. ಹಾಗಾದರೆ ಸ್ನೇಹಿತರೆ, ಈ ಪ್ರಸ್ತುತ ದಿನಗಳಲ್ಲಿ ಶಿಕ್ಷಕರ ಕೆಲಸ ಒತ್ತಡದ ಕೆಲಸ ಅಂತ ಯಾಕೆ ಕರೀತಾ ಇದ್ದಾರೆ? ಯಾಕೆ ಆ ವೃತ್ತಿ ಒತ್ತಡ ಆಗ್ತಾ ಇದೆ, ತುಂಬಾ ಸ್ಟ್ರೆಸ್ ಆಗ್ತಾ ಇದೆ? ಖುಷಿಯಿಂದ ಪಾಠ ಮಾಡುವಂತಹ ಟೀಚರ್ಸ್ಗೂ ಕೂಡ ಸಾಕಷ್ಟು ನೋವು ಮತ್ತು ನಲಿವು ಕೂಡ ಇದೆ ಸ್ನೇಹಿತರೆ. ಹಾಗಾದರೆ ಈ ದಿನ ಶಿಕ್ಷಕರ ದಿನಾಚರಣೆ ಎಂದು ಇವತ್ತಿನ ಶಿಕ್ಷಕರ ಒಂದು ಒತ್ತಡದ ಪಾಠದ ಜೀವನ ಹೇಗಿದೆ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಷ್ಟೇ ಅಲ್ಲದೆ ಇನ್ನಿತರ ಕೆಲಸಗಳಲ್ಲಿ ಯಾವ ರೀತಿ ತೊಡಗಿಸ್ಕೊಂಡಿದ್ದಾರೆ ಶಿಕ್ಷಕರು, ಯಾವೆಲ್ಲ ಜವಾಬ್ದಾರಿಗಳು ಅವರ ಮೇಲಿವೆ ಅನ್ನೋದ್ರ ಬಗ್ಗೆ ಈ ದಿನ ನಮ್ಮೊಟ್ಟಿಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ಜಿಲ್ಲಾ ಶಾಖೆ ಶಿವಮೊಗ್ಗ ಹಾಗೂ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ತಾಲೂಕು ಶಾಖೆ ಶಿವಮೊಗ್ಗ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರು ಆಗಿರುವಂತಹ ರವಿ ಎಂ ಸರ್ ಅವರಿದ್ದಾರೆ. ಜೊತೆಗೆ MS ಪ್ರಸಾದ್ ಬಾಬು, ಬಡ್ತಿ ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮೃತ್ತೂರು, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಹಾಗೂ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಆಗಿದ್ದಾರೆ MS ಪ್ರಸಾದ್ ಸರ್ ಅವರು. ಇವರೊಟ್ಟಿಗೆ ಇವತ್ತಿನ ಶಿಕ್ಷಕರ ನೋವು ನಲಿವು ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ತುಂಬ ಖುಷಿ ಆಗ್ತಾ ಇದೆ ಸರ್, ಶಿಕ್ಷಕರ ದಿನದಂದು ಪೂಜನೀಯ ಸ್ಥಾನದಲ್ಲಿರುವಂತಹ ನಿಮ್ಮನ್ನೆಲ್ಲ ಈ ದಿನ ನೋಡಿ ಖುಷಿ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ರವಿ ಸರ್, ನಿಮ್ಮಿಂದಲೇ ಮಾತು ಶುರು ಮಾಡೋಣ. ರವಿ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
18: ನಮಸ್ತೆ ಮೇಡಮ್.
17: ಸರ್, ನಿಮಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕಿಂತ ಮುಂಚೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸರ್.
18: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
17: ಎಸ್ ಸರ್. ಹಾಗೆ ಪ್ರಸಾದ್ ಬಾಬು ಸರ್ ನಮಸ್ತೆ.
19: ಥ್ಯಾಂಕ್ ಯು ಮೇಡಮ್ ಅವರೇ, ನಮಸ್ತೆ.
17: ನಿಮಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸರ್.
19: ಓಕೆ, ಥ್ಯಾಂಕ್ ಯು ಮೇಡಮ್.
17: ಓಕೆ ಎಸ್, ರವಿ ಸರ್ ಮತ್ತು ಪ್ರಸಾದ್ ಸರ್ ನಿಮ್ಮನ್ನೆಲ್ಲ ನೋಡಿ ಖುಷಿ ಆಗ್ತಾ ಇದೆ. ನಮ್ಮ ಗುರುಗಳು ಕೂಡ ನಮಗೆಲ್ಲ ನೆನಪಾಗ್ತಾ ಇದ್ದಾರೆ. ಓಕೆ ಸರ್, ಅಂದಾಗೆ ಪ್ರತಿಯೊಬ್ಬರ ಒಂದು ಬದುಕಿನಲ್ಲೂ ಶಿಕ್ಷಕರ ಪಾತ್ರ ತುಂಬ ಬಲು ಹಿರಿದಾಗಿರುತ್ತೆ ಸರ್.
19: ಸತ್ಯ ಮೇಡಮ್.
17: ಹೀಗಾಗಿ ನಮ್ಮ ಒಂದು ಬದುಕನ್ನು ರೂಪಿಸಿದ ಶಿಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುವಂತಹ ದಿನ ಇದಾಗಿದೆ.
19: ಹೌದು, ಸತ್ಯ.
17: ಶಿಕ್ಷಕರ ದಿನದ ಬಗ್ಗೆ, ದಿನಾಚರಣೆಯ ಬಗ್ಗೆ, ನೀವು ಒಬ್ಬ ಶಿಕ್ಷಕರಾಗಿ ಮಕ್ಕಳಿಗೆ ಸಾಕಷ್ಟು ವಿದ್ಯೆ ಬುದ್ಧಿಯನ್ನು ಕಲಿಸ್ತಾ ಇದ್ದೀರಿ, ಅದರೊಟ್ಟಿಗೆ ಸಾಕಷ್ಟು ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಹೇಗೆ ಅನಿಸ್ತಾ ಇದೆ ಸರ್ ವೃತ್ತಿ ಜೀವನ?
19: ತುಂಬ ಉತ್ತಮವಾದಂಥ ವೃತ್ತಿಯನ್ನು ನಮ್ಮೆಲ್ಲರೂ ದೇವರ ಕರುಣೆಯಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಾವು ಪಡೆದಿದ್ದೇವೆ ಅಂತ ಅಂದರೆ ತಪ್ಪಾಗಲಾರ್ದು. ಶಿಕ್ಷಕ ವೃತ್ತಿ ಅಂತ ಅಂದರೆ ರಾಷ್ಟ್ರದ ಭದ್ರ ಬುನಾದಿಯಾಗಿ ಶಿಕ್ಷಣ ಇದೆ ಇವತ್ತು. ಹಾಗಾಗಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇವತ್ತು ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇರುವಂಥದ್ದು ರಾಧಾಕೃಷ್ಣನ್ ಅವರು ಹೇಳಿದ ಹಾಗೆ ಸರ್ಕಾರದ ಭವಿಷ್ಯ ಎಲ್ಲಿದೆ ಅಂದರೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದೆ ಅನ್ನೋವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ, ಮಾತುಗಳನ್ನು ಕೇಳ್ತಾ ಇದ್ವಿ. ಇವತ್ತು ಆ ಇದರಲ್ಲಿ ನಾವು ಇವತ್ತು ಸಕ್ರಿಯವಾಗಿ ಮಕ್ಕಳಿಗೆ ಬೋಧನೆ ಮಾಡುವಂಥ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರೋದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷವನ್ನು ತಂದುಕೊಡ್ತಾ ಇದೆ. ಜೊತೆಗೆ ಇವತ್ತು ಶಿಕ್ಷಕರ ದಿನಾಚರಣೆಯ ದಿನ ನಿಮ್ಮ FM ರೇಡಿಯೋ ಮೂಲಕವಾಗಿ ನಮ್ಮನ್ನು ಆಹ್ವಾನಿಸಿ ಇವತ್ತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಸಹಿತ ಆಭಾರಿಗಳಾಗಿದ್ದೇವೆ ಇಡೀ ಶಿವಮೊಗ್ಗ ತಾಲೂಕು ಪರವಾಗಿ ಅಂತೇಳಿ ನಾನು ಭಾವಿಸ್ತೇನೆ.
17: ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಪ್ರಸಾದ್ ಬಾಬು ಸರ್, ಖುಷಿ ಆಯಿತು ನಿಮ್ಮ ಮಾತು ಕೇಳಿ. ಹಾಗೆ ರವಿ ಸರ್, ನಿಮಗೆ ಈ ಶಿಕ್ಷಕ ವೃತ್ತಿ ಎಷ್ಟು ಖುಷಿ ಕೊಟ್ಟಿದೆ ಸರ್?
18: ತುಂಬ ಖುಷಿ ಮೇಡಮ್. ಪ್ರಾಯಶಃ ಇಂಥ ಒಂದು ಪವಿತ್ರವಾದ ವೃತ್ತಿ ಸಿಗಬೇಕು ಅಂದರೆ ನಮ್ಮ ಪೂರ್ವಜನ್ಮದ ಪುಣ್ಯ ಇರಬೇಕು. ಎಲ್ಲರೂ ಕೂಡ ಸರ್ಕಾರಿ ನೌಕರಲ್ಲಿ DC ಡಾಕ್ಟರ್ ಅಂತ ಉನ್ನತ ಹುದ್ದೆಗಳನ್ನು ಕೇಳ್ತಾರೆ. ಆದರೆ ನಾವು ಪೂರ್ವಜನ್ಮದ ಪುಣ್ಯ, ಮಕ್ಕಳಿಗೊಂದು ಒಳ್ಳೆ ಪಾಠವನ್ನು ಕಲಿಸ್ತಕ್ಕಂಥ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗತಕ್ಕಂಥ ಸೇವೆಯನ್ನು ನಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ಸಿಕ್ಕಿದೆ. ವಿಶೇಷವಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ರಾಮಪ್ಪ ಮಾಸ್ಟರ್ ಅಂತೇಳಿ ಅವರು ನನಗೆ ತುಂಬ ಪ್ರೇರಣೆ, ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಆಗಲಿಕ್ಕೆ ಅಂತ ತುಂಬ ಖುಷಿ ಆಗ್ತದೆ ಈ ಟೀಚರ್ಸ್ ಡೇ ದಿನ ಅವ್ರು ನೆನಪು ಮಾಡ್ಕೊಳ್ಳಿಕ್ಕೆ.
17: ಸೂಪರ್ ಸರ್, ಹಾಗೆ ಒಂದು ಒಳ್ಳೆ ಮಾತು ಹೇಳಿದ್ರಿ ಸರ್, ರಾಮಪ್ಪ ಸರ್ ಅವ್ರನ್ನ ನೆನಪು ಮಾಡಿಕೊಂಡು. ಎಸ್, ಯಾವ ರೀತಿ ಅವ್ರು ನಿಮಗೆ ಇನ್ಸ್ಪೈರ್ ಆಗಿದ್ರು ಸರ್, ಒಂದೇ ಮಾತಲ್ಲಿ ಹೇಳ್ಬೇಕು?
18: ಖಂಡಿತ ಮೇಡಮ್. ನಾವು ಬಡ ಹಳ್ಳಿಯಿಂದ ಮತ್ತು ತುಂಬ ಬಡ ಕುಟುಂಬದಿಂದ ಬಂದಂತವರು. ನಾನು PUC ಹೈಯೆಸ್ಟ್ ಮಾರ್ಕ್ಸ್ ತೆಗೆದು TCS ಗೌರ್ಮೆಂಟ್ ಸೀಟ್ ಸಿಕ್ಕಾಗ ಆ ಸಂದರ್ಭದಲ್ಲಿ TCS ಫೀಸ್ ಕಟ್ಟಲಿಕ್ಕೂ ಕೂಡ ಇರಲಿಲ್ಲ. ನಮ್ಮ ತಂದೆ ಕೇಳಿ ಒಂದು ಬಡ ಕುಟುಂಬದಿಂದ ಚಿಕ್ಕ ಹಳ್ಳಿಯಿಂದ ಬಂದಿರತಕ್ಕಂಥ ಹುಡುಗ ಓದ್ತಾನೆ ಅಂದು 2 ವರ್ಷ ನಾನು TCS ಮಾಡಲಿಕ್ಕೆ ಪ್ರತಿ ತಿಂಗಳು ಅವರು ತಮ್ಮ ಸಂಬಳದಲ್ಲಿ ದುಡ್ಡನ್ನು ಕಳಿಸ್ತಾ ಇದ್ರು.
17: ಖಂಡಿತವಾಗ್ಲಿ
18: ಖಂಡಿತ ಅಪಾಯಿಂಟ್ ಆಗಿ ಅವ್ರಿಗೆ ಆಶೀರ್ವಾದ ತಗೊಂಡು ಅವ್ರದ್ದು ಹಣವನ್ನು ಕೊಟ್ಟು ಬಂದು ಇವತ್ತು ಕೂಡ ಅವ್ರು ನನಗೆ ಮಾದರಿ ನನ್ನ ಟೀಚರ್.
17: ನೋಡಿ ಸರ್, ಅವರಿಂದ ಪ್ರೇರಣೆ ಆಗಿ ಈಗ ನೀವು ಕೂಡ ಶಿಕ್ಷಕರಾಗಿ 4 ಜನ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲಿಸ್ತಾ ಇದ್ದೀರಾ. ಜೊತೆಗೆ ಸರ್ಕಾರಿ ನೌಕರರ ಸಂಘದ ಜಿಲ್ಲೆಯ ಹಿರಿಯ ಉಪಾಧ್ಯಕ್ಷರು ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸರ್.
18: ಖಂಡಿತ ಮೇಡಮ್, ಖಂಡಿತ.
17: ಹೇಗೆ ಅನಿಸ್ತಾ ಇದೆ ಸರ್, ಶಿಕ್ಷಕರ ಇದರಲ್ಲಿ ಒಂದು ಸಮಸ್ಯೆ, ನೋವು, ನಲಿವು ಎಲ್ಲದನ್ನ ಕೂಡ ಕಂಡಿರ್ತೀರ, ಹೇಗಿದೆ ಸರ್?
18: ಮೇಡಮ್, ನಾವು 2002 ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಅಪಾಯಿಂಟ್ ಆದ್ವಿ. ಅಲ್ಲಿಂದ ಕೂಡ ನಾವು ಶಿಕ್ಷಕರ ಸೇವೆ ಮತ್ತು ಸಮಾಜ ಸಂಘಟನೆ ಅನ್ನೋದ್ರ ಬಗ್ಗೆ ಅತಿ ಹೆಚ್ಚು ಒಲವು. ಅಲ್ಲಿಂದ 2009 ಕೂಡ ಮೊದಲ ಬಾರಿ ತಾಲೂಕು ಸಂಘದ ಉಪಾಧ್ಯಕ್ಷನಾಗಿ ಕೆಲಸವನ್ನು ಮಾಡಿದೆ. 2014 2022 2 ಬಾರಿ ಶಿವಮೊಗ್ಗ ತಾಲೂಕು ಸಂಘಟನೆಯ ಅಧ್ಯಕ್ಷನಾಗಿ ಶಿವಮೊಗ್ಗ ತಾಲೂಕು ಶಾಖೆಯ ಟೀಚರ್ಸ್ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ನನ್ನ ಅವಧಿಯಲ್ಲಿ 2 ಬಾರಿ ದೊಡ್ಡ ತಾಲೂಕು ಮಟ್ಟದ ಸಮ್ಮೇಳನವನ್ನು ಮಾಡೋದ್ರ ಮೂಲಕ ಪ್ರತಿ ಟೀಚರ್ಸ್ಗೂ ಕೂಡ ID ಕಾರ್ಡ್ ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಅವಧಿಯಲ್ಲಿ ಮಾಡಿದೆ. ಪ್ರತಿ ತಿಂಗಳು ಕೂಡ BU ಆಫೀಸಿಗೆ ಬಂದು ಸ್ಯಾಲ್ರಿ ಸ್ಲಿಪ್ಪಿಗೆ ಹೊಲ್ದಾಡ್ತಾ ಇದ್ರು. ಅವರಿಗೆ ಸ್ಯಾಲ್ರಿ ಆದ ತಕ್ಷಣ ಸ್ಯಾಲ್ರಿ SMS ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಪ್ರತಿ ತಿಂಗಳು ಕೂಡ ವಯೋನಿವೃತ್ತಿ ಹೊಂದತಕ್ಕಂಥ ಶಿಕ್ಷಕರಿಗೆ ಪ್ರತಿ ಶಾಲೆಗಳಿಗೂ ಹೋಗಿ ಅವರಿಗೆ ಸನ್ಮಾನ ಮಾಡತಕ್ಕಂಥ, ವಯೋನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡತಕ್ಕಂಥ ಕೆಲಸವನ್ನು ನನ್ನ ಅವಧಿಯಲ್ಲಿ ನಾನು ಮಾಡಿದ್ದೀನಿ. ಅದರ ಜೊತೆಗೆ ಎಲ್ಲ ಟೀಚರ್ಸ್ಗಳಿಗೂ ಕೂಡ ಏನು ಯಾರಾದರೂ ಸೇವೆಯಲ್ಲಿ ಇದ್ದಾಗ ಮರಣವನ್ನು ಹೊಂದಿದರೆ ಅವರಿಗೆ ಒಂದು ಸಂಘಟನೆಯಿಂದ ಒಂದು ಗೌರವಧನವನ್ನು ಕೊಡ್ತಕ್ಕಂಥದ್ದು, ಅದೇ ರೀತಿ IT ರಿಟರ್ನ್ಸ್ ಮಾಡಿಸ್ತಕ್ಕಂಥದ್ದು, ಅದೇ ರೀತಿ ಫಾರ್ಮ್ 16 ಅನ್ನು ಕೊಡ್ತಕ್ಕಂಥದ್ದು, ಈಗ 10 ಹಲವು ಕಾರ್ಯಕ್ರಮಗಳನ್ನು ಈ ಒಂದು 2024 ಮಾಡಿ ಪ್ರಸ್ತುತ ಜಿಲ್ಲಾ ಸರ್ಕಾರಿ ನೌಕರ ಸಂಘದಲ್ಲಿ ಹಿರಿಯ ಉಪಾಧ್ಯಕ್ಷನಾಗಿ ನಮ್ಮ ಶಿಕ್ಷಕರ ಮತ್ತು ನೌಕರರ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಶಿಕ್ಷಕರಿಗೆ ಅವಕಾಶ ಕೊಟ್ಟಿದ್ರು.
17: ಓಕೆ ಸರ್, ಹಿರಿಯ ಉಪಾಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದೀನಿ ಅಂತ ಹೇಳಿದ್ರಿ, ಇದರಲ್ಲಿ ನೀವು ಸಾಕಷ್ಟು ಸವಾಲುಗಳನ್ನು ಕೂಡ ಕಂಡಿರ್ತೀರಾ ಸರ್, ಶಿಕ್ಷಕರ ವಿಷಯದ ಬಗ್ಗೆ ಕುರಿತಾಗಿ. ಯಾವೆಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡಿದಿರಿ, ಹಾಗೆ ಆ ಸವಾಲುಗಳನ್ನು ಸ್ವೀಕರಿಸೋದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡಿದ್ದೀರಿ ಸರ್?
18: ಖಂಡಿತ ಮೇಡಮ್. ಸಾಕಷ್ಟು ನಮ್ಮ ಶಿಕ್ಷಕರು ಹೆಚ್ಚುವರಿಯಾದಂತಹ ಸಂದರ್ಭಗಳಲ್ಲಿ ಸಾಕಷ್ಟು 100-200 ಜನ ನಮ್ಮ ತಾಲೂಕನ್ನು ಬಿಟ್ಟು ಹೋಗ್ತಕ್ಕಂತಹ ಪರಿಸ್ಥಿತಿ ಬಂತು. ಆಗ ಪ್ರಸ್ತುತ ನಮ್ಮ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು CS ಷಡಕ್ಷರಿ ಆಗಿದ್ರು, ಇವತ್ತು ರಾಜ್ಯಾಧ್ಯಕ್ಷರವರು. ಪ್ರಾಯಶಃ ಅವ್ರು ನಮಗೆ ಇಬ್ಬರಿಗೂ ಕೂಡ ಮಾದರಿ. ಅವರ ನೇತೃತ್ವದಲ್ಲಿ ನಾವು ಹೆಚ್ಚುವರಿ ಶಿಕ್ಷಕರನ್ನ ಉಳಿಸಿಕೊಳ್ಳಲಿಕ್ಕೆ ಹೋರಾಟವನ್ನ ಮಾಡಿ ಸುಮಾರು 100-150 ಜನವನ್ನ ಶಿಕ್ಷಕರನ್ನ ಮಲೆನಾಡ ಆದೇಶವನ್ನ ಜಾರಿಗೆ ತಂದು 150 ಜನ ಶಿಕ್ಷಕರು ಶಿವಮೊಗ್ಗ ತಾಲೂಕಲ್ಲಿ ಉಳಿಲಿಕ್ಕೆ ಕಾರಣಕರ್ತರಾಗಿದ್ದೀವಿ. ಇದರ ಶ್ರೇಯ ಮತ್ತೆ ಒಂದು ಒಳ್ಳೆ ಸಂಘಟನೆಯಲ್ಲಿ ಮಾದರಿಯಲ್ಲಿ ಉಳಿಲಿಕ್ಕೆ ಸಿ ಎಸ್ ಷಡಾಕ್ಷರಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಅಲ್ಲಿಗೆ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್ ತುಂಬಾ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ.
17: ಹಾಗೆ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಸೀಮಿತನ ಸರ್ ನೀವು?
18: ಇಲ್ಲ, ನಮ್ದು ರಾಜ್ಯ ಸರ್ಕಾರಿ ನೌಕರ ಸಂಘ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು. ಈಗ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಅವರು ಕೆಲಸ ಮಾಡ್ತಾರೆ. ಇನ್ನು ತಾಲೂಕು ಶಿಕ್ಷಕ ಸಂಘಟನೆ ಅದು ಕೂಡ ರಾಜ್ಯದ್ದು, ಅದರಲ್ಲಿ ನಾವು ಜಿಲ್ಲಾ ಶಾಖೆಯಲ್ಲಿ ನೌಕರ ಸಂಘದಲ್ಲಿ ಕೆಲಸವನ್ನು ಮಾಡ್ತೀವಿ, ತಾಲೂಕು ಶಾಖೆಯಲ್ಲಿ ಶಿಕ್ಷಕ ಸಂಘದ ಕೆಲಸವನ್ನು ಮಾಡ್ತೀವಿ. ನಾವು ನೌಕರ ಸಂಘ ಆದರೂ ಕೂಡ ಹೆಚ್ಚು ಕೆಲಸ ನಮ್ದು ಶಿಕ್ಷಣ ಇಲಾಖೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೆಲಸವನ್ನು ಅತಿ ಹೆಚ್ಚು ನಾವು ಮಾಡ್ತೇವೆ.
17: ನಿಮ್ಮ ಒಂದು ಈ ಅಧ್ಯಕ್ಷತೆಯಲ್ಲಿ ನಿಮ್ಮ ಒಂದು ಈ ಡೆಸಿಗ್ನೇಷನ್ ಅಲ್ಲಿ ಏನೆಲ್ಲ ಕಾರ್ಯಗಳು ಬರುತ್ತೆ ಸರ್, ನೀವೇನೆಲ್ಲ ಮಾಡಬೇಕಾಗತ್ತೆ ಇದರಲ್ಲಿ?
18: ಈ ಪ್ರಸ್ತುತ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಹಿರಿಯ ಉಪಾಧ್ಯಕ್ಷನಾಗಿ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಕುಮಾರ್ ಮತ್ತು ಷಡಾಕ್ಷರಿ ಅವರ ಮಾರ್ಗದರ್ಶನದಲ್ಲಿ ಶಿಕ್ಷಕರಿಗೆ ಸಿಗಬೇಕಾದಂಥ ಎಲ್ಲ ಸೇವಾ ಸೌಲಭ್ಯಗಳು, ಉದಾಹರಣೆ ಅವರು ಅಧ್ಯಕ್ಷರಾದ ಮೇಲೆ 10 CL ಇದ್ವು, ಅದನ್ನ 15 CL ಅನ್ನು ಮಾಡಿದರು. ಆಮೇಲೆ ಇವರಿಗೆ ಮಾಸಿಕ ಋತುಚಕ್ರ ರಜೆ ಯಾರಿಗೂ ಹಿಂದೆ ಇರಲಿಲ್ಲ. ಈಗ ನಮ್ಮ ರಾಜ್ಯಾಧ್ಯಕ್ಷರ ಅವಧಿಯಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳು ಇರ್ತಕ್ಕಂಥ ನಮ್ಮ ಟೀಚರ್ಸ್ ಆ ಒಂದು ಮಾಸಿಕ ಋತುಚಕ್ರ ರಜೆ ಆಯಿತು. ಆಮೇಲೆ ಕ್ಯಾನ್ಸರ್ ಪೀಡಿತ ಇರ್ತಕ್ಕಂಥವ್ರಿಗೆ ಹಿಂದೆ ರಜೆ ಇರಲಿಲ್ಲ, ಅವ್ರಿಗೆ 6 ತಿಂಗಳು ರಜೆಯನ್ನು ಮಾಡಿಸಿದ್ರು. ಆಮೇಲೆ ಡಯಾಲಿಸಿಸ್ ಪೇಷೆಂಟ್ಗಳಿಗೆ ಅವರಿಗೂ ಕೂಡ ಡಯಾಲಿಸಿಸ್ ಇದ್ದಂಥ ಸಂದರ್ಭದಲ್ಲಿ ರಜೆಯನ್ನು ಕೊಡ್ತಕ್ಕಂಥದ್ದು. ಈಗ 10 ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ, ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಮಾಡ್ತಾ, ಶಿಕ್ಷಕ ಪರವಾದಂಥ ಸಾಕಷ್ಟು ಕ್ರೀಡೆಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಆಮೇಲೆ ಎಲ್ಲೇ ಯಾವುದೇ ಸಂದರ್ಭ ಸಾರ್ವಜನಿಕರಿಂದ ಅಲ್ಲೇ ಆಯಿತು ಅಂದರೆ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘ ಸದಾ ನಮ್ಮ ಶಿಕ್ಷಕರ ಪರವಾಗಿ ಮತ್ತೆ ಎಲ್ಲ ನೌಕರ ಪರವಾಗಿ ನಾವು ಕೆಲಸವನ್ನು ಮಾಡ್ತಾ
17: ಇದ್ದೇವೆ. ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರಿ ಸರ್. ಹಾಗೆ ಪ್ರಸಾದ್ ಬಾಬು ಸರ್, ಗುರು ನಮನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರವಿ ಸರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಅವರ ಒಂದು ಶಿಕ್ಷಕರನ್ನ ತುಂಬಾ ಚೆನ್ನಾಗಿ ನೆನ್ಪು ಮಾಡ್ಕೊಂಡ್ರು, ಅವರೇ ಪ್ರೇರಣೆ ಆಗಿದ್ರು, ಶಕ್ತಿ ಆಗಿದ್ರು, ಸ್ಫೂರ್ತಿ ಆಗಿದ್ರು ಅಂತ. ಹಾಗೆ ನಿಮ್ಮ ವಿಷಯಕ್ಕೆ ಬಂದ್ರೆ ಪ್ರಸಾದ್ ಸರ್, ನಿಮ್ಗೆ ಯಾರು ಸ್ಫೂರ್ತಿ ಆಗಿದ್ರು ಅಂತ?
19: ನನಗೆ ನನ್ನ ತಂದೆನೇ ಸ್ಫೂರ್ತಿ ಮೇಡಮ್ ಅವರು. ಯಾಕೆಂತಂದ್ರೆ ಅವರು ಸಹಿತ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಶಿಕ್ಷಕರ ಪರವಾಗಿ ಕೆಲಸ ಮಾಡಿದಂಥವ್ರು. ಜೊತೆಗೆ ತೀರ್ಥಹಳ್ಳಿ ತಾಲೂಕಿನ ಮಾಳೂರಿನಲ್ಲಿ ಅವರು ಮುಖ್ಯ ಶಿಕ್ಷಕರಾಗಿದ್ದಂಥ ಸಂದರ್ಭದಲ್ಲಿ ಒಂದೇ ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಅವರು ನಾನು ಒಂದು ಸಣ್ಣ ತಪ್ಪು ಮಾಡಿದ್ದಕ್ಕೋಸ್ಕರ ನನಗೆ ಶಿಕ್ಷೆ ಕೊಟ್ಟು ಇಡೀ ಶಾಲೆಯನ್ನು 3 ರೌಂಡ್ ಓಡಿಸಿ ಇಡೀ ಎಲ್ಲ ಮಕ್ಕಳಿಗೆ ಮಾರ್ಗವನ್ನು ಕೊಡುವಂತ ಸಿಸ್ಟಮ್ ಅಲ್ಲಿ ನನ್ನ ತಪ್ಪನ್ನು ತಿದ್ದೋದ್ರ ಜೊತೆಯಲ್ಲಿ ಶಿಕ್ಷಕ ಸಮುದಾಯದಿಂದ ಏನಾಗಬೇಕು ಅನ್ನೋದನ್ನು ನನಗೆ ತೋರಿಸ್ಕೊಟ್ಟಂಥವ್ರು. ಅದೇ ರೀತಿಯಾಗಿ ನನಗೆ ರವಿ ಸರ್ ಅವ್ರು ಹೇಳಿದಾಗೆ, ರಾಮಪ್ಪ ಸರ್ ಅವ್ರು ಹೇಳಿದಾಗೆ, ಅವರೇ ಹಾಗೆ ನನಗೂ ಸಹಿತ ಒಬ್ಬರು ಟೀಚರು ಒಬ್ಬರು ಮಾಸ್ಟರ್ ಇದ್ರು, ಅವ್ರ ಹೆಸರು ರಾಮಸ್ವಾಮಿ ಅಂತೇಳಿ ಭದ್ರಾವತಿಯ ಸೀಗೆ ಬಾಗಿಯಲ್ಲಿ ಇದ್ದಂಥವ್ರು. ಈಗ ಅದೇ ರೀತಿಯಾಗಿ ಇನ್ನೊಬ್ರು ಪುಷ್ಪ ಅಂತೇಳಿ ಒಬ್ರು ಟೀಚರು, ನನಗೆ ಅವರು ಇವತ್ತು ನನ್ನ ಕಣ್ಣು ಅವರು ಎಲ್ಲರೂ ನೆನ್ಪು ಮಾಡಿದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಂತ ಅಂದ್ರೆ ನನ್ನ ತಪ್ಪುಗಳನ್ನ ತಿದ್ದಿ ಒಂದು ಸರಿದಾರಿಗೆ ತರೋದಕ್ಕೆ, ಶಿಕ್ಷಕ ವೃತ್ತಿಯನ್ನು ಅವಲಂಬಿಸ್ಕೊಳ್ಳೋದಕ್ಕೆ ಒಬ್ರು ಪ್ರೇರಣೆಯಾಗಿ ನೀಡ್ತಂಥವ್ರು. ಅವರಿಬ್ಬರನ್ನ ನಾನು ಇವತ್ತು ಅವ್ರ ಜೊತೆಯಲ್ಲಿ ಅನೇಕ 1000+ ಟೀಚರ್ಸ್ ಇದ್ದಾರೆ, ಅವರೆಲ್ಲರೂ ಸಹಿತ ಗುರು ಮಾರ್ಗದರ್ಶನದಲ್ಲಿ ಬೆಳೀತಾರಂತವ್ರ ಎಲ್ಲರೂ ಸಹಿತ ಅವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ.
17: ಖಂಡಿತವಾಗ್ಲು ನೋಡಿ ಸರ್, ಅವ್ರನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋದಕ್ಕೆ ಈಗ ನೀವು ಇಲ್ಲಿ ಈ ವೃತ್ತಿಯಲ್ಲಿ ಬಂದು ಕೂತು ನೀವು ಅದಕ್ಕೆ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದೀರಾ, ಹಾಗೆ ಒಂದು ಉತ್ತಮ ಸ್ಥಾನದಲ್ಲಿ ಕೂಡ ಇದ್ದೀರಿ ಸರ್. ಹಾಗೆ ಪ್ರಸಾದ್ ಸರ್, ನೀವು ಕೂಡ ಸರ್ಕಾರಿ ನೌಕರರ ಸಂಘದ ಜಿಲ್ಲೆಯ ಹಿರಿಯ ನಿರ್ದೇಶಕರಾಗಿದ್ದೀರಿ. ಓಕೆ, ನಿಮ್ಮ ಒಂದು ನಿರ್ದೇಶನದ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತೆ ಸರ್, ಏನೆಲ್ಲ ಬರುತ್ತೆ ಇದರಲ್ಲಿ?
19: ಅದಕ್ಕೆ ಒಂದು ಪೂರಕವಾಗಿ ಹೇಳಬೇಕು ಅಂದ್ರೆ ಮೇಡಮ್ ಅವರೇ, ಅದಕ್ಕೆ ಸೇರಿಸ್ಕೊಂಡು ಹೇಳ್ತಾ ಇದ್ದೇನೆ. ಈ ಹಿಂದೆ ನಾನು 1992 ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸಕ್ಕೆ ಸೇರಿದ ಮೇಲೆ 98 ಸಕ್ರಿಯವಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಕಾರಣ ನಮ್ಮ ತಂದೆಯವರಾದಂಥ ಶೇಖ್ ರೈನವರು. ಯಾಕೆಂದ್ರೆ ಅವರ ರಕ್ತಗತವಾಗಿ ಬಂದಂಥದ್ದು ಸಂಘಟನೆಯಲ್ಲಿ ಶಿಕ್ಷಕರ ಪರವಾಗಿ ಕೆಲಸ ಮಾಡಬೇಕು ಅನ್ನೋಂಥದ್ದು. ಹಾಗಾಗಿ ಏನು ರವಿ ಸರ್ ಅವರು ಹೇಳಿದಾಗೆ 2008-09 ಇಲ್ಲಿವರೆಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಈ ಹಿಂದೆ ಕಾರ್ಯದರ್ಶಿಯಾಗಿ ಇವತ್ತು ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇರುವಂಥದ್ದು, ಅದರಲ್ಲೂ ಸಹಿತ ಶಿಕ್ಷಕರ ಸಮಸ್ಯೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಹೆಚ್ಚುವರಿಯಾದಂಥ ಸಂದರ್ಭದಲ್ಲಿ ಸುಮಾರು 300 ಶಿಕ್ಷಕರು ಶಿವಮೊಗ್ಗ ತಾಲೂಕಿನಿಂದ ಹೊರ ತಾಲೂಕಿಗೆ ಹೋಗುವಂಥ ಸಂದರ್ಭದಲ್ಲಿ ಬಹುತೇಕ ಮಹಿಳೆಯರಿದ್ದರು. ಅವತ್ತು ನಾನು ಮತ್ತು ರವಿ ಸರ್ ಅವರು ನಿಂತ್ಕೊಂಡು ಸಿ ಎಸ್ ಷಡಾಕ್ಷರಿ ಅವರು ಮತ್ತು ಮೋಹನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಅವತ್ತು ಮಲೆನಾಡ ದೇಶವನ್ನು ತಂದಿದ್ದಕ್ಕೋಸ್ಕರ ಸುಮಾರು 180 ಶಿಕ್ಷಕರು ಉಳಿಯುವಂಥಕ್ಕೆ ಅವಕಾಶ ಆಯಿತು. ಆ ಶಿಕ್ಷಕರ ನೋವುಗಳನ್ನು ನೋಡ್ತಾ ಬಂದರೆ, ಹೆಚ್ಚುವರಿ ಅನ್ನುವಂಥ ಒಂದು ಸಮಸ್ಯೆ ಬಂದಾಗ ನೋವುಗಳನ್ನು ನೋಡ್ತಾ ಹೋದರೆ ಶಿಕ್ಷಕರ ಸಂಘಟನೆ ಯಾಕೆ ಬೇಕು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಹಾಗಾಗಿ ಸಂಘಟನೆ ಸರ್ಕಾರಿ ನೌಕರರ ಸಂಘ ಇರ್ಬೋದು ಮತ್ತು ಶಿಕ್ಷಕರ ಸಂಘ ಇರ್ಬೋದು, ಎರಡೂ ಸಮತೋಲಿತವಾಗಿ ಇವತ್ತು ಶಿಕ್ಷಕರನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನಿಂತಿರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಅದರಲ್ಲಿ ವಿಶೇಷವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವತ್ತು ಸಕ್ರಿಯವಾಗಿ ತೊಡಗಿಸ್ಕೊಂಡು ಅನೇಕವಾದಂಥ ಶಿಕ್ಷಕರ ಪರವಾದಂಥ ಕೆಲಸಗಳನ್ನು ಮಾಡಿರೋದಕ್ಕೆ ರವಿ ಸರ್ ಅವರ ಅಧ್ಯಕ್ಷರು ಇರ್ಬೋದು ನಮ್ಮ ಸಂಘಟನೆ ಇರ್ಬೋದು ಅದು ಅಮೂಲ್ಯವಾದಂಥ ಸಾಧನೆಯನ್ನು ಮಾಡಿದೆ ಅಂತಂದು ನಾನು ಭಾವಿಸ್ತೇನೆ. ಅದು ಅನೇಕವಾದ ಹೇಳಿದ್ರು ರವಿ ಸರ್ ಅವರು, ಆ ಎಲ್ಲ ಸಾಧನೆಗಳಿಗೆ ಪ್ರೇರಣೆಯಾಗಿ ನಿಂತಿರುವಂಥದ್ದು ಇವತ್ತು ಸಂಘಟನೆ ಅಷ್ಟು ಗಟ್ಟಿಯಾಗಿ ನಿಂತಿದೆ ಶಿವಮೊಗ್ಗ ತಾಲೂಕಿನಲ್ಲಿ, ಹಾಗೆ ಮುಂದುವರಿತಾನೂ ಇದೆ ಈಗಲೂ ಸಹಿತ. ಹಾಗಾಗಿರೋದ್ರಿಂದ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಶಿಕ್ಷಕರ ಸಂಘಟನೆಯ ಬಗ್ಗೆ ನಾವೆಲ್ಲರೂ ಸಕ್ರಿಯವಾಗಿ ತೊಡಸ್ಕೊಳ್ಳುವಂಥದ್ದನ್ನು ನೋಡಿದಾಗ ನಮಗೂ ಒಂದು ರೆಮ್ಮೆ ಆಗತ್ತೆ ಅಂತೇಳಿ ನಾನು ತಿಳ್ಕೊಳ್ತೇನೆ.
20: ಖಂಡಿತವಾಗ್ಲೂ ಖಂಡಿತವಾಗ್ಲೂ ಸರ್. ಓಕೆ ಪ್ರಸಾದ್ ಸರ್, ಒಂದು ಪುಟ್ಟ ವಿರಾಮದ ನಂತರ ಮತ್ತಷ್ಟು ವಿಷಯಗಳನ್ನು ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ತಿಳಿಸೋಣ ಸರ್. ಸ್ನೇಹಿತರೆ, ಪುಟ್ಟ ವಿರಾಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
21: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು,
22: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ, ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
23: ಅಡುಗೆ ಮನೆಯ ಸಾಧನಗಳು ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
24: ನಿಮ್ಮ ಮನೆ ಮನದ ಕೈರುಚಿ.
25: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
26: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
27: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
26: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
20: ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನದ ಶಿಕ್ಷಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷರಾದ ರವಿ ಸರ್ ಅವರು, ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಅಮೃತ್ತೂರು ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ MS ಪ್ರಸಾದ್ ಬಾಬು ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ರವಿ ಸರ್, ಪ್ರಸಾದ್ ಸರ್ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಶಿಕ್ಷಣ ವೃತ್ತಿಗೆ ಸಂಬಂಧಪಟ್ಟ ಹಾಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶಿಕ್ಷಕರ ನೋವು ನಲಿವುಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಕೇಳೋಣ. ಪ್ರಸಾದ್ ಬಾಬು ಸರ್, ನೀವೊಬ್ಬ ಟೀಚರ್ ಆಗಿ ಜೊತೆಗೆ ಮುಖ್ಯ ಶಿಕ್ಷಕರಾಗಿ ಶಿಕ್ಷಕರ ಸಂಘಟನೆಯ ಕಾರ್ಯದರ್ಶಿಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯೋದಾದ್ರೆ ಸರ್.
19: ಒಂದು ಮೇಡಮ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೊಬ್ಬ ಮುಖ್ಯ ಶಿಕ್ಷಕನಾಗಿ ಶಿಕ್ಷಕರ ಸಂಘಟನೆಯ ಕಾರ್ಯದರ್ಶಿಯಾಗಿ ಮತ್ತು ಸಂಘಟನೆಯಲ್ಲಿರುವಂತಹ ಎಲ್ಲರನ್ನೂ ಸಹಿತ ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ, ಸಂಘಟನೆಯಲ್ಲಿರುವಂತಹ ನಾವು ಬರೀ ಹುದ್ದೆಗಾಗಿ ಮಾತ್ರವಾಗದೆ ಸಂಘಟನೆಗೋಸ್ಕರ ಮಾಡ್ಕೊಳ್ಳದೆ ಅದನ್ನ ನಮ್ಮ ವೃತ್ತಿಗತವಾಗಿ ನಾವು ತೋರಿಸ್ಕೊಳ್ಳುವಂಥದ್ದು. ಉದಾಹರಣೆ, ಇವತ್ತು ನಾನು ಬೆಳಗ್ಗೆ ಹೋದೆ ಅಂತಂದ್ರೆ 3:30-4:30 ತನಕನೂ ಸಹಿತ ನಾನು ಪಾಠ ಮಾಡ್ತೇನೆ, 6 ಪಿರಿಯಡ್ ಪಾಠ ಮಾಡ್ತೇನೆ. 6 ಪಿರಿಯಡ್ ಪಾಠ ಮಾಡ್ಕೊಂಡು ಬಂದು ಸಂಘಟನೆಯಲ್ಲಿ ಶಿಕ್ಷಕರ ಪರವಾಗಿ ಕೆಲಸಗಳನ್ನು ಮಾಡುವಂಥದ್ದು. ಹಾಗಾಗಿ ಶಿಕ್ಷಕರಲ್ಲಿ ಆ ರೀತಿಯಾದಂತಹ ಶಿವಮೊಗ್ಗ ತಾಲೂಕಿನಲ್ಲಿ 1200 ಜನ ಶಿಕ್ಷಕರಿದ್ದಾರೆ. 1200 ಜನ ಶಿಕ್ಷಕರು ಸಹಿತ ಒಂದಲ್ಲ ಒಂದು ಪ್ರತಿಭೆಯಿಂದ ಅವ್ರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಜೊತೆ ಜೊತೆಯಲ್ಲಿ ನಾವು ಶಿಕ್ಷಕರ ಪರವಾಗಿ ಕೆಲಸ ಮಾಡುವಂತಹ ಕೆಲಸಗಳಲ್ಲಿ ಏನು ಸಂಘಟನೆ ಹೇಳುತ್ತೆ ಆ ಸಂಘಟನೆಗೆ ಪೂರಕವಾಗಿ, ಸಂಘಟನೆ ಬೆಳವಣಿಗೆ ಪೂರಕವಾಗಿ ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಿಕೊಳ್ತಾ ಬರ್ತಾ ಇರುವಂತದ್ದು.
20: ಓಕೆ ಸರ್, ಇಲ್ಲಿ ಎರಡು ಕೆಲಸನ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ, ನಿಭಾಯಿಸ್ತಾ ಇದ್ದೀರಿ.
19: ಹೌದು ಮೇಡಮ್,
20: ಇಲ್ಲಿ ಪಠ್ಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳೆಲ್ಲ ಕೂಡ
19: ಮೇಡಮ್ ಎಲ್ಲವಿದೆ. ನೋವುಗಳು ಅಂತ ಬಂದಾಗ ನಲಿವಿನ ಬಗ್ಗೆ ಹೇಳೋದಾದ್ರೆ, ಶಿಕ್ಷಕರ ನಲಿವುಗಳು ಅಂತ ಏನಾದ್ರೂ ಬಂತು ಅಂತ ಅಂದ್ರೆ, ಒಂದು ವೃತ್ತಿ ಗೌರವ, ಎರಡನೇದು ನನಗೆ ಕೊಟ್ಟಿರುವಂತ ಒಂದು ಅವಕಾಶವನ್ನ ಮಕ್ಕಳಿಗೋಸ್ಕರ ದಾರೆ ಇರುವಂತ ಕೆಲಸವನ್ನ ಶಿಕ್ಷಕರೆಲ್ಲರೂ ಮಾಡ್ತಾ ಇದ್ದಾರೆ. ಹಾಗೆ ಜೊತೆ ಜೊತೆಯಲ್ಲಿ ಶಿಕ್ಷಕ ವೃತ್ತಿಯನ್ನ ಒಂದು ಆತ್ಮಗೌರವ ಪೂರ್ವಕವಾಗಿ ನಾವು ಮಾಡ್ತಾ ಇರೋದ್ರಿಂದ ಇವತ್ತು ರಾಷ್ಟ್ರದವನ್ನ ಕಟ್ಟುವಂತ ಕೆಲಸವನ್ನ ನಾವು ಎಲ್ಲರೂ ಸಹಿತ ಶಿಕ್ಷಕರೆಲ್ಲರೂ ಮಾಡುತ್ತಾ ಇರುವಂತದ್ದು. ಇನ್ನು ನಲಿವಿ ನೋವುಗಳಿಗೆ ಬಂದೆ, ನೋವುಗಳ ವಿಷಯಕ್ಕೆ ಬಂದ್ರೆ, ಶಿಕ್ಷಕರು ಇವತ್ತು ತುಂಬಾ ಕಾರ್ಯ ಒತ್ತಡದಲ್ಲಿದ್ದಾರೆ. ಆ ಕಾರ್ಯ ಒತ್ತಡಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಅಗಾಧವಾದಂತ ಪಟ್ಟಿಗಳಿದ್ದಾವೆ. ಆ ನೋವುಗಳನ್ನು ಮೊದಲನೇದಾಗಿ ಮಾಡಬೇಕು ಅಂತಂದರೆ ಇವತ್ತು ಕಾರ್ಯವೈಖರಿಯಲ್ಲಿ ಪ್ರಾರಂಭ ಬೆಳಗ್ಗೆ ಪ್ರೇಯರಿನಿಂದ ಹಿಡಿದು ಕೊನೆಯ ಬೆಲ್ಲ ಆಗುವ ತನಕನೂ ಸಹಿತ ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದಿದೆಯಲ್ಲ, ಇದು ಅಗಾಧವಾದಂಥ ಕಷ್ಟಕರವಾದಂಥ ಕೆಲಸ. ಯಾಕೆ ಅಂತಂದರೆ ಇವತ್ತು ಪ್ರೇಯರಿನಿಂದ ಪ್ರಾರಂಭ ಆಗಬೇಕಾದ್ರೆ ಒಬ್ಬ ಮುಖ್ಯ ಶಿಕ್ಷಕನಾಗಿ ಒಬ್ಬ ಶಿಕ್ಷಕನಾಗಿ ತನ್ನ ಮಕ್ಕಳ ಬಗ್ಗೆ ಆಸಕ್ತಿ ಏನೇ ಇಲ್ಲ ನೋಡದೇ ಇದ್ರೂ ಸಹಿತ ನನಗೆ ಶಾಲೆಗೆ ಬರುವಂಥ ಮಕ್ಕಳನ್ನು ಪೂರಕವಾಗಿ ಪೂರ್ತಿಯಾಗಿ ಅವರು ನನ್ನ ಮಕ್ಕಳು ಅನ್ನುವಂಥ ಭಾವನೆಯೊಂದಿಗೆ ಇವತ್ತು ಪಾಠ ಮಾಡ್ತಾ ಇರುವಂಥದ್ದು, ಅದು ಒಂದ್ ಕಡೆ ಸಂತೋಷ, ಒಂದೊಂದ್ ಕಡೆ ದುಃಖನೂ ಇದೆ. ಯಾಕೆಂತ ನಮ್ಮ ನೋವುಗಳನ್ನ ಕೇಳೋರು ಯಾರಿಲ್ಲಲ್ಲ.
0: ಕರೆಕ್ಟ್, ಹೌದು ಹೌದು, ನಿಜ ನಿಜ, ಅದೊಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್. ಇತ್ತೀಚಿನ ದಿನಗಳಲ್ಲಿ ಹಾಗೆ ನಿಮ್ಮ ಹತ್ರ ಬರ್ತೀನಿ ರವಿ ಸರ್. ನಮ್ಮ ಪ್ರೊಫೆಸರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಕಾರ್ಯ ಒತ್ತಡದ ಬಗ್ಗೆ ಅಂತ. ಖಂಡಿತವಾಗ್ಲೂ ಆಗಿನ ಶಿಕ್ಷಕ ವೃತ್ತಿನೇ ಬೇರೆ, ಈಗಿನ ಶಿಕ್ಷಕ ವೃತ್ತಿನೇ ಬೇರೆ. ಆಗ ಬಂದು ಪಾಠ ಮಾಡ್ತಾ ಇದ್ರು, ಹೋಗ್ತಾ ಇದ್ರು, ಮೊಬೈಲ್ ಫೋನ್ಗಳಿರ್ಲಿಲ್ಲ, ಸಿಸ್ಟಮ್ ವರ್ಕ್ ಇರಲಿಲ್ಲ. ಆದ್ರೆ ಈಗ ಸಾಕಷ್ಟು ಬದಲಾವಣೆ ಆಗಿದೆ ಸರ್. ಇವಾಗೆಲ್ಲ ಮೊಬೈಲಲ್ಲೇ ಅರ್ಧ ನಾವು ಅಪ್ಡೇಟ್ ಮಾಡಬೇಕು, ಹಾಗೆ ಮಕ್ಕಳ ಮನಸ್ಥಿತಿ ಬೇರೆ ಅರ್ಥ ಮಾಡ್ಕೊಳ್ಬೇಕು. ಈಗಂತೂ ಅದ್ರಲ್ಲಿ ಬೇರೆ ಜೆನ್ ಜಿ ಜೆನ್ ಸೆವೆನ್ ಬೇರೆ ಅಂತ ಬಂದ್ಬಿಟ್ಟಿದೆ. ಸೊ ಮಕ್ಕಳನ್ನ ಅರ್ಥ ಮಾಡ್ಕೊಂಡು ಪಾಠ ಮಾಡೋದಿದೆ ಅಲ್ಲ, ಅದು ಒಂದು ಚಾಲೆಂಜಿಂಗ್ ಟಾಸ್ಕ್ ಆದರೆ ಮುಖ್ಯ ಕೆಲಸ ಆದರೆ ಅದರ ಆಚೆ ಕೆಲಸ ಸಾಕಷ್ಟು ಇದೆ ಶಿಕ್ಷಕರಿಗೆ. ಸೊ ಮಕ್ಕಳನ್ನ ನೋಡ್ಕೋಬೇಕು, ಶಾಲೆ ನೋಡ್ಕೊಬೇಕು, ಬೆಳಗಿಂದ ಸಂಜೆ ಅವ್ರು ಏನು ಮಾಡ್ತಾರೆ ಅನ್ನೋದು ನೋಡ್ಕೋಬೇಕು, ಪುಸ್ತಕಗಳನ್ನು ಕೂಡ ನೋಡ್ಕೋಬೇಕು. ಸೊ ಇದ್ರ ಬಗ್ಗೆ ನೀವೇನು ಸರ್ ಒತ್ತಡದ ಬಗ್ಗೆ ಏನು ಹೇಳ್ತೀರಿ, ಈಗಿನ ಶಿಕ್ಷಕರ ಒತ್ತಡದ ಬಗ್ಗೆ?
18: ಖಂಡಿತ ಕಳೆದ ಒಂದು ದಶಕದಿಂದ ನೋಡಿದ್ರೆ ಸಾಕಷ್ಟು ಶಿಕ್ಷಕರಿಗೆ ಒತ್ತಡಗಳಿದಾವೆ. ತಾವು ಹೇಳಿದಂಗೆ ಏನು ಸಂಪರ್ಕ ಮಾಧ್ಯಮಗಳು, ಟೆಲಿಫೋನು, ಟಿವಿ ಇವೆಲ್ಲ ಏನು ಮಾಧ್ಯಮಗಳೆಲ್ಲ ಬಂದಾದ್ಮೇಲೆ ತುಂಬ ಒತ್ತಡ ಇದೆ. ವಿಶೇಷವನ್ನು ಇವತ್ತು AI ಯುಗದಲ್ಲಿದ್ದೀವಿ.
0: ಹೌದು
18: ಖಂಡಿತ. ಸೊ ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಒಬ್ಬ ಪ್ರೈಮರಿ ಟೀಚರ್ ಅಂತ ಅಂದರೆ ಹೈಸ್ಕೂಲು ಪಿ ಯು ಕಾಲೇಜಲ್ಲಿ ಆದರೆ ಅವರಿಗೆ ಇಡೀ ಬೆಳಗಿಂದ ಸಂಜೆವರೆಗೆ ಒಂದು ಎರಡು ಅವಧಿಗಳು ರೆಸ್ಟ್ ಇರ್ತದೆ. ಇಲ್ಲ ಒಂಬತ್ತುವರೆಗೆ ಪ್ರೇಯರ್ ಮಾಡಿಸಿದ್ವಿ ಅಂದರೆ ಸಂಜೆ 4:30 8 ಪಿರಿಯಡ್ಗಳನ್ನು ಕಡ್ಡಾಯ ಪ್ರೈಮರಿ ಸ್ಕೂಲ್ ಟೀಚರ್ ಮಾಡಲೇಬೇಕು. ಉದಾಹರಣೆ 1-5 ಅಂತ ತಗೊಂಡ್ರೆ ಅಲ್ಲಿ ಇಬ್ಬರು ಟೀಚರ್ ಇರ್ತಾರೆ, ಒಂದು 50 ಮಕ್ಕಳು ಇರ್ತಾರೆ ಅಂದರೆ ಅಲ್ಲಿಗೆ ಒಂದು ಕ್ಲಾಸಿಗೆ 4 ಪಿರಿಯಡ್ ಅಂತಂದರೆ ಒಂದು ಕ್ಲಾಸಿಗೆ 4 ಸಬ್ಜೆಕ್ಟ್ ಅಂದರೆ ಅಲ್ಲಿಗೆ 5 ಕ್ಲಾಸಿಗೆ 20 ಸಬ್ಜೆಕ್ಟ್ ಆಗ್ತದೆ. ಇಬ್ಬರು ಟೀಚರು ದಿನಕ್ಕೆ 8 ಪಿರಿಯಡ್ ಪಾಠ ಮಾಡಬೇಕು ಅಂದ್ರೂ ಇನ್ನು 8-4 ಪಿರಿಯಡ್ ಉಳಿತದೆ. ಅದ್ರ ಮಧ್ಯಾಹ್ನ ಬಿಸಿ ಊಟದ ಕಾರ್ಯಕ್ರಮ, ಅದರದ್ದೇ ಸಪರೇಟ್ ವಿಶೇಷವಾದಂತಹ ಇದಿದೆ. ಇವತ್ತು ಬಿಸಿ ಊಟದ ಜೊತೆ ನಾವು ಕ್ಷೀರಭಾಗ್ಯ ಹಾಲನ್ನ ಕೊಡ್ತಕ್ಕಂಥದ್ದು, ಮೊಟ್ಟೆಯನ್ನ ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ರಾಗಿ ಮಾಲ್ಟನ್ನ ಕೊಡ್ತಕ್ಕಂಥದ್ದು, ಜೊತೆಗೆ ಪ್ರತಿ ಸೋಮವಾರ ಮಾತ್ರೆಯನ್ನ ಕೊಡ್ತಕ್ಕಂಥದ್ದು, 6 ಜಂತುಗಳು ಕೊಡ್ತಕ್ಕಂಥದ್ದು, ಶುದ್ಧ ಕುಡಿಯೋ ನೀರನ್ನು ಕೊಡ್ತದೆ. ಇಡೀ ಬಿಸಿ ಊಟದ ಒಂದು SOP ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಮುಖ್ಯ ಶಿಕ್ಷಕರಿಗೆ ಸಹ ಶಿಕ್ಷಕರಿಗೆ ಅಷ್ಟೇ ಇರುತ್ತೆ. ಅದರ ದಾಖಲೀಕರಣ ಕೂಡ ಅಷ್ಟೇ ಇದೆ. ನಾನು ಬೇರೆ ಒಂದು ಬಿಸಿ ಊಟದ್ದು ಹೇಳಿದೆ. ಅದೇ ರೀತಿ ಶಾಲೆಗೆ ಬರ್ತಕ್ಕಂಥ ಎಲ್ಲ ಅನುದಾನಗಳು ಇರ್ಬೋದು, ಶಾಲಾ ದುರಸ್ತಿ ಇರ್ಬೋದು, ನಿರ್ವಹಣಾ ಅನುದಾನ, ಶಿಕ್ಷಕರ ಸಾಥ ಇಲ್ಲವರು, 10 ಹಲವಾರು ಜವಾಬ್ದಾರಿಗಳು ಬರ್ತವೆ. ಅವಿರ್ಬೋದು, ಇವತ್ತೊಂದು ಪ್ರಾಶಸ್ತ್ಯ ಅಂತ ಒಂದು ಕಾರ್ಯಕ್ರಮ ಬರ್ತದೆ, ಎಲ್ಲ ಆ್ಯಪಲ್ಲೇ ನಾವು ಅಪ್ಡೇಟ್ ಮಾಡಬೇಕು. ಇಕೋ ಕ್ಲಬ್ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಮನೆ ಇದರಲ್ಲಿ ಸಸ್ಯಶ್ಯಾಮಲ ಅಂತ ಒಂದು ತೋಟವನ್ನು ಕಟ್ಟತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟ ದಾಖಲೀಕರಣ ಎಲ್ಲದೂ ಕೂಡ ಫೋಟೋದಲ್ಲೇ ರೆಕಾರ್ಡು. ಮಕ್ಕಳದೊಂದು ಅಡ್ಮಿಷನಿಂದ ಹಿಡಿದು 1 ಅಡ್ಮಿಷನ್ ಆದ ಅಂದರೆ ಅವನು 7 ಪಾಸ್ ಆಗೋವರೆಗೂ ಎಲ್ಲ ಆನ್ಲೈನ್ ರೆಕಾರ್ಡು. ಪ್ರತಿಯೊಂದು ಏನೋ ಅವರು ಏನೋ ಟೆಸ್ಟ್ ಇರ್ಬೋದು, ಆಮೇಲೆ FA1, FA2 ಪ್ರತಿಯೊಂದು ಕೂಡ LBA ಅಂತ ಬರ್ತದೆ, FLN ಅಂತ ಬರ್ತದೆ, ಎಲ್ಲವನ್ನೂ ಕೂಡ ನಾವು ಮಕ್ಕಳಿಗೆ ಆ ಸಂದರ್ಭ ತಕ್ಕಂಥ ಪಾಠಗಳನ್ನು ಮಾಡೋದ್ರ ಜೊತೆಗೆ ಅವೆಲ್ಲ ದಾಖಲೀಕರಣಗಳನ್ನು ಕೂಡ ಆನ್ಲೈನ್ ಸಿಸ್ಟಮ್ ಅಲ್ಲಿ ಮಾಡಬೇಕಾಗಿದೆ. 8 ಪಿರಿಯಡ್ ಪಾಠ ಮಾಡಬೇಕು, ದಾಖಲೆಗಳನ್ನು ಮಾಡಬೇಕು. ಇದ್ರ ಜೊತೆಗೆ ಸಾಕಷ್ಟು ಅಧಿಕಾರಿಗಳಿಂದ ಒತ್ತಡಗಳು, ತುರ್ತು ತುರ್ತು ಅಂತ ಮುಖ್ಯ ಶಿಕ್ಷಕರು ಒಂದು 10 ಕೂರಂಗಿಲ್ಲ, ದಿನಕ್ಕೆ 5-6 ಮೆಸೇಜ್ಗಳು ಬರ್ತವೆ, ಅರ್ಜೆಂಟ್ ತುರ್ತು ಮಾಹಿತಿ ಕೊಡಿ, ತುರ್ತು ಮಾಹಿತಿ ಕೊಡಿ, ಇಮಿಡಿಯೇಟ್ಲಿ ಫಾರ್ಮೇಟ್ ಅಂತ ಒಂದು ಕೊಡಿ ಅಂತ ಹೇಳ್ಬಿಟ್ಟು ಅಷ್ಟು ಒತ್ತಡದ ಮಧ್ಯೆ ಇವತ್ತು ಮುಖ್ಯ ಶಿಕ್ಷಕರು ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಒಳ್ಳೆ ಟೆಕ್ಸ್ಟ್ ಬುಕ್ಸ್ ಇದೆ, ಸರ್ಕಾರ ಒಳ್ಳೆ ಕಾರ್ಯಕ್ರಮ, ಇವತ್ತು ಮಧ್ಯಾಹ್ನದ ಬಿಸಿ ಊಟ ಒಳ್ಳೆ ಕಾರ್ಯಕ್ರಮ, ಶೂ ಸಾಕ್ಸನ್ನು ಕೊಡ್ತಕ್ಕಂಥ ಒಳ್ಳೆ ಕಾರ್ಯಕ್ರಮ, ಮಕ್ಕಳಿಗೆಲ್ಲ ನೋಟ್ಬುಕ್ಕನ್ನು ಕೊಡ್ತಕ್ಕಂಥದ್ದು ಒಳ್ಳೆ ಕಾರ್ಯಕ್ರಮ, ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಎಲ್ಲದೂ ಕೂಡ. ಇವತ್ತು ಮಧು ಬಂಗಾರಪ್ಪನವರು ಇಸ್ ಬಂದಮೇಲೆ KPS ಸ್ಕೂಲ್ಗಳು ಅಂತ ಮಾಡ್ತಿದ್ದಾರೆ, ಅಲ್ಲಿ ಅಪ್ ಟು LKGಯಿಂದ ಹಿಡಿದು PUC ಒಂದೇ ಪ್ರೀಮಿಸಲ್ಲಿ ಕೊಡ್ತಕ್ಕಂಥದ್ದು ಎಲ್ಲ ರೀತಿಯೂ ಶಿಕ್ಷಣ ಕೊಡಬೇಕು ಅಂತ ಈಗ ಪ್ರಾರಂಭ ಮಾಡಿದ್ದಾರೆ. ಸೊ ಅದೇ ರೀತಿ ಎಲ್ಲ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ನಾವು ಕಳೆದ 20 ನಮ್ಮ ಶಿಕ್ಷಕ ಸಂಘಟನೆ ಕೇಳ್ತಾ ಇದೆ, ತರಗತಿ ಒಬ್ಬ ಶಿಕ್ಷಕರನ್ನ ಕೊಡಿ, ಪ್ರತಿ ಶಾಲೆಗೆ ಸ್ಟ್ರೆಂತ್ಲೆಸ್ ಇಲ್ಲದಂಗೆ ಮುಖ್ಯ ಶಿಕ್ಷಕರನ್ನು ಕೊಡಿ, ಪ್ರತಿ ಶಾಲೆಗೂ ಒಬ್ಬರ ಆಯವನ್ನು ಕೊಡಿ. ಹಾಕೊಟ್ರೆ ಟೀಚರ್ ಕಂಪ್ಲೀಟಾಗಿ ಅವ್ನ ಕ್ಲಾಸ್ ರೂಮಲ್ಲಿ ಕೆಲಸವನ್ನು ಮಾಡ್ತಾನೆ. ಅವ್ನು 9:00 ಬಂದ ಮಕ್ಕಳ ಜೊತೆಗೆ ಇರಬೇಕು, ಯಾವುದೇ ಒತ್ತಡ ಇರಬಾರ್ದು, ಯಾವುದು ಫೋನ್ ಇರಬಾರ್ದು. ಕಂಪ್ಲೀಟ್ ಕ್ಲಾಸ್ ರೂಮ್ ಟೀಚರ್ ಆಗಬೇಕು.
0: ಎಲ್ಲ ಗಮನ ಮಕ್ಕಳ ಕಡೆ,
18: ಮಕ್ಕಳ ಕಡೆ ಗಮನನೇ ಇರಬೇಕು. ಇಲಾಖೆಗಳದ್ದು ಒತ್ತಡಗಳಿರ್ಬೋದು, ಆ ದಾಖಲೀಕರಣ ಮಾಡಿ ಈ ಕೆಲಸ ಮಾಡಿ. ಉದಾಹರಣೆ ಬಿ ಎಲ್ ಓ ಮೇಡಮ್, ವರ್ಷ ಪೂರ್ತಿ ಬಿ ಎಲ್ ಓ ಆಗಿ ಟೀಚರ್ಸ್ಗಳು ಕೆಲಸ ಮಾಡಬೇಕು. ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಬಂತು, ಜನಗಣತಿ ಬಂತು, ಹಿಂದುಳಿದ ವರ್ಗದ ಸಮೀಕ್ಷೆ. ಕಳೆದ 2 ವರ್ಷಗಳಿಂದ ಟೀಚರ್ಸ್ಗೆ 1 ಅಕ್ಟೋಬರ್ ರಜೆ ಇಲ್ಲ, ಮತ್ತೆ ಏಪ್ರಿಲ್ ದಸರಾ ರಜೆಗಳು ಯಾವೂ ಇಲ್ಲ, ದಸರಾ ರಜೆನೂ ಇಲ್ಲ, ಬೇಸಿಗೆ ರಜೆನೂ ಇಲ್ಲ. ಹಂಗೆ ಕಂಟಿನ್ಯೂಸ್ ಸಮೀಕ್ಷೆಗಳನ್ನು ಮಾಡ್ತಾ ಅಷ್ಟು ಒತ್ತಡದಲ್ಲಿ ನೀವು ನೋಡಿರ್ಬೋದು, ಸಾಕಷ್ಟು ಪತ್ರಿಕೆಯಲ್ಲಿ ಮಾಡಿಲ್ಲ, ಮೀಡಿಯಾದಲ್ಲಿ ಕೆಲಸಗಳ ಒತ್ತಡದ ಮತ್ತೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ. ಈ ಜನಗಣತಿ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಎಷ್ಟೋ ಟೀಚರ್ಸ್ಗಳು ತೀರ್ಕೊಂಡಿದ್ದಾರೆ. ಅಷ್ಟು ಒತ್ತಡ ಇದೆ. ನಾವು ಬೋಧನೆಯಲ್ಲಿ ಪರಿಣಿತರು, ತಾಂತ್ರಿಕವಾಗೆಲ್ಲ ನಮಗೆ ಕಂಪ್ಯೂಟರ್ ಟ್ರೈನಿಂಗ್ ಅಥವಾ ಮೊಬೈಲ್ ಇದನ್ನೆಲ್ಲ ಕೊಟ್ಟಿಲ್ಲ. ಟೆಕ್ನಿಕಲಿ ನಾವು ಸೌಂಡ್ ಇಲ್ಲ, ಟೀಚಿಂಗ್ ಸೈಡ್ ನಾವೇನೇ ಕೊಟ್ಟರು ಕೂಡ ಮಾಡ್ತೀವಿ. ಆದರೆ ಇವತ್ತೆಲ್ಲ ಮೊಬೈಲಲ್ಲಿ ಎಲ್ಲವನ್ನು ಅಪ್ಡೇಟ್ ಮಾಡಬೇಕು ಅಂತೇಳಿ ಒತ್ತಡವನ್ನು ಕೊಟ್ಟು ಆ ಕೆಲಸವನ್ನು ಮಾಡಲಿಕ್ಕೆ ಮುಖ್ಯ ಶಿಕ್ಷಕರು ಅಂದ್ರೆ ಇವತ್ತು ರಿಟೈರ್ಡ್ 58-59 ಸಿಗುತ್ತೆ, ಅವತ್ತು ಅವ್ರಿಗೆ ಪ್ರಮೋಷನ್ ಕೊಟ್ಟಿರ್ತಾರೆ. ಈ ಟೈಮಲ್ಲಿ ಅವ್ರು ಎಲ್ಲಿ ಕಂಪ್ಯೂಟರ್ ಕಲೀಲಿಕ್ಕಾಗ್ತದೆ? ಸ್ಯಾಟ್ಸ್ ಅಪ್ಡೇಟ್ ಮಾಡ್ರಿ, ಪ್ರತಿಯೊಂದು ಶಾಲೆ ದಾಖಲೀಕರಣಗಳನ್ನೆಲ್ಲವನ್ನು ಕೂಡ ಇದರಲ್ಲೇ ಮಾಡಬೇಕು. ಹಾಗೆ ತುಂಬ ಒತ್ತಡದಲ್ಲಿದೆ ಮೇಡಮ್.
0: ಖಂಡಿತ ಸರ್, ಪ್ರತಿಯೊಬ್ಬರು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಮಾತು ಏನಪ್ಪ ಅಂದರೆ, ಟೀಚರ್ಗಳು ಮಷಿನ್ಗಳಲ್ಲ, ಟೀಚರ್ಗಳಿಗೂ ಹೃದಯ ಇದೆ. ಅವ್ರಿಗೂ ಒಂದು ರಿಫ್ರೆಶ್ಮೆಂಟ್ ಬೇಕು, ಅವ್ರಿಗೂ ಸ್ವಲ್ಪ ವಿಶ್ರಾಂತಿ ಬೇಕು, ಮಕ್ಕಳೊಟ್ಟಿಗೆ ಬೆರೀಲಿಕ್ಕೆ ಅವ್ರಿಗೂ ಕೂಡ ಒಂದು ಮನಸ್ಸಿದೆ. ಆ ಮನ್ಸು ತೆರೆದ ಮನಸ್ಸು ಆಗ್ತಾ ಇಲ್ಲ
18: ಮೇಡಮ್. ಬೇರೆ ನೌಕರ ತರ ನಾವು ಫೈಲ್ಗಳ ಜೊತೆಗೆಲ್ಲ, ನಾವು ಜೀವಂತ ಫೈಲ್ಗಳ ಜೊತೆಗೆ ನಾವು ಕೆಲಸ ಮಾಡೋದು. ಆ ಮಕ್ಕಳ ಜೊತೆಗೆ ನಾವು ಫುಲ್ ಇನ್ವಾಲ್ವ್ಮೆಂಟ್ ಆಗಬೇಕು ಅಂದ್ರೆ ನಾವು ಪ್ರಫುಲ್ಲವಾಗಿರ್ಬೇಕು, ಮನಸ್ಸು ಪ್ರಫುಲ್ಲವಾಗಿತ್ತು ಅಂದ್ರೆ ಅವ ನಾವು ಸರಿಯಾದ ರೀತಿಯಲ್ಲಿ ಪಾಠವನ್ನು ಮಾಡ್ಲಿಕ್ಕೆ ಆಗ್ತದೆ. ಒತ್ತಡಗಳಿದ್ರೆ ಬೇರೆ ಬೇರೆ ಕೆಲಸಗಳಿದ್ರೆ ಅಲ್ಲಿ ನಾವು ತರಗತಿ ಒಳಗೆ ಇದು ಮಾಡ್ಲಿಕ್ಕಾಗಲ್ಲ. ಇವತ್ತು ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ, ಶಿಕ್ಷಣ ಸಚಿವರನ್ನ ಕೇಳೋದು, ಒತ್ತಡ ಮುಕ್ತ ಇಲಾಖೆ ಅನ್ಯ ಕಾರ್ಯಕೆಲಸಗಳನ್ನು ಬಿಟ್ಟು ಸಂಪೂರ್ಣವಾಗಿ ತರಗತಿಯಲ್ಲಿ ನಮಗೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ, ಶಿಕ್ಷಣ ಸಚಿವರನ್ನ, ಮುಖ್ಯಮಂತ್ರಿಗಳನ್ನ ಈ ಮೂಲಕ ಕೇಳ್ಕೊಳ್ತೀವಿ.
0: ಖಂಡಿತ ಸರ್, ಖಂಡಿತ ಸರ್. ಇದ್ರ ಮಧ್ಯೆ ಸರ್, ಪ್ರಸಾದ್ ಬಾಬು ಸರ್ ಅಥವಾ ರವಿ ಸರ್ ನೀವು ಹೇಳ್ತೀರೋ ಇವ್ರು ಹೇಳ್ತಿರೋ ಗೊತ್ತಿಲ್ಲ, ಈ ಮಿಡ್ ಡೇ ಮೀಲ್ಸ್ ಊಟದ ಬಗ್ಗೆ, ಇದರಲ್ಲಿ ಸಾಕಷ್ಟು ಸವಾಲುಗಳು ನಿಮ್ಗೆ ಎದುರು ಆಗ್ತಾನೆ ಇರ್ತವೆ ಕ್ಲಾಸಲ್ಲಿ, ತರಗತಿಯಲ್ಲಿ, ಹಾಗೆ ಅದು ಒಂದು ಹೊಂದಾಣಿಕೆ ಮಾಡೋದ್ರಲ್ಲಿ. ಇದರಲ್ಲಿ ಯಾವೆಲ್ಲ ಚಾಲೆಂಜಿಂಗ್ ಟಾಸ್ಕ್ ನೀವು ಮಾಡ್ತಾ ಇದ್ದೀರಾ ಸರ್?
19: ಬಿಸಿ ಊಟ ಅಂತಂದ್ರೆ ಒಂದು ಚಾಲೆಂಜಿಂಗ್ ಮೇಡಮ್.
0: ಹೌದು,
19: ಅದರಲ್ಲಿ ಇಲಾಖೆ ಒಂದು ಒಳ್ಳೆ ಕೆಲಸ, ಅದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ. ಯಾಕೆಂದ್ರೆ ಮಕ್ಕಳಿಗೆ ಆಹಾರ ಭದ್ರತೆಯನ್ನು ಕೊಡಬೇಕು, ಪೌಷ್ಟಿಕವಾದ ಆಹಾರವನ್ನು ಕೊಡಬೇಕು. ಎಷ್ಟೋ ಬಡ ಮಕ್ಕಳು ಊಟ ಮಾಡೋದಿಲ್ಲ ಮನೆಯಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ 2001-2 ಬಿಸಿ ಊಟದ ಯೋಜನೆಯನ್ನು ಜಾರಿಗೆ ತಂತು. 2012-13 ಮೈಗೇನು ಮೊಟ್ಟೆಯನ್ನು ಜಾರಿಗೆ ತಗೊಂಬರುವಂಥ ವಿಚಾರದಲ್ಲಿ ಮೊಟ್ಟೆ ಪೌಷ್ಟಿಕವಾದ ಆಹಾರವನ್ನು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಸಹಕಾರದ ಮೂಲಕವಾಗಿ ಯಾವುದು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಮೂಲಕವಾಗಿ ವಾರದ 4 ದಿನ ಪ್ಲಸ್ ಸರ್ಕಾರದ 2 ದಿನ 6 ದಿನವೂ ಸಹಿತ ಮೊಟ್ಟೆಯನ್ನು ಕೊಡೋದ್ರ ಮೂಲಕ, ಬಾಳೆಹಣ್ಣನ್ನು ಕೊಡೋದ್ರ ಮೂಲಕ ಮಕ್ಕಳನ್ನ ಪೌಷ್ಟಿಕವಾಗಿ ಮಾಡಬೇಕು ಅನ್ನೋಂಥ ಕೆಲಸ ಕಾರ್ಯಕ್ಕೆ ನಾವೆಲ್ಲರೂ ಆಭಾರಿಗಳು ಆ ವಿಚಾರಕ್ಕೆ. ಆದರೆ ಆ ಕಾರ್ಯ ಒತ್ತಡವನ್ನು ಮಾಡೋದಕ್ಕೆ ಮತ್ತು ಪಾಠ ಬೋಧನೆಯ ಜೊತೆಯಲ್ಲಿ ಸರಿಗಿಸ್ಕೊಳ್ಳೋದಕ್ಕೆ ಒಬ್ಬ ಮುಖ್ಯ ಶಿಕ್ಷಕನಾಗಿ ನನಗೆ ವಿಶೇಷವಾಗಿ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಬೆಳಗ್ಗೆ 10 ಗಂಟೆಗೆ ನಾನು ಹೋಗೋದಕ್ಕಿಂತ ಏನು ಇವತ್ತು ಈ ವರ್ಷದಲ್ಲಿ ಬಂದಿರುವಂಥ ಕ್ಯಾಂಪ್ಸ್ ಅಂತೇಳಿ ಶಿಕ್ಷಕರ ಹಾಜರಾತಿಯನ್ನು ಆನ್ಲೈನ್ ಮೂಲಕ ಮಾಡುವಂಥದ್ರ ಅಡಿಯಲ್ಲಿ 9:30 ನಾನು ಶಾಲೆ ತರಗತಿ ಕೋಣೆ ಒಳಗಡೆ ಇರಬೇಕು. ಅದ್ರ ಒಳಗಡೆಯಲ್ಲಿ ಅವತ್ತಿನ ದಿನಕ್ಕೆ ಬೇಕಾದಂಥ ಪೂರಕ ಪೌಷ್ಟಿಕವಾದಂಥ ಮೊಟ್ಟೆ ಬಾಳೆಹಣ್ಣನ್ನು ತಗೊಂಡೋಗ್ಬೇಕು, ತರಕಾರಿಯನ್ನು ತೆಗೆದುಕೊಂಡೋಗ್ಬೇಕು. ಅದನ್ನ ಶಿಕ್ಷಕರು ಅಥವಾ ಮುಖ್ಯ ಶಿಕ್ಷಕರು ಮಾಡೋದ್ರ ಮೂಲಕವಾಗಿ ಪ್ರಾರಂಭ ಆಗತ್ತೆ ಅಲ್ಲಿಂದಾನೆ. ಅದರ ದಾಖಲೀಕರಣ ನೋಡ್ತಾ ಹೋದ್ರೆ ಒಬ್ಬ ಮುಖ್ಯ ಶಿಕ್ಷಕನಾಗಿ ಅಥವಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂತದ್ದು ಬಿಸಿಯೂಟದ ಯೋಜನೆಯನ್ನು ಮಾಡೋದಕ್ಕೆ ಆ ಕಾರ್ಯ ರೆಕಾರ್ಡನ್ನ ದಾಖಲೀಕರಣ ಮಾಡೋದಕ್ಕೆ ಕನಿಷ್ಠ ಅಂದ್ರೆ ಒಂದ್ ಗಂಟೆ ಬೇಕು. ಆ ಒನ್ ಪೀರಿಯಡ್ ಅವರ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ನನ್ನ ಪಾಠ ಬೋಧನೆ ಮರ್ತೋಗ್ಬಿಡತ್ತೆ. ನಾನು ಶಿಕ್ಷಕ ಮೊದಲ ಅವಧಿ ಏನಾಗತ್ತೆ ಅಂದ್ರೆ ಒಬ್ಬ ಮುಖ್ಯ ಶಿಕ್ಷಕನಾಗಿ ಒಬ್ಬ ಶಿಕ್ಷಕನಾಗಿ ಏನೋ ಒಂದು ಮಕ್ಕಳಿಗೆ ನಾನು ಪಾಠ ಬೋಧನೆಯನ್ನು ಮಾಡಬೇಕು, ಏನಾದ್ರೂ ಒಂದು ವಿದ್ಯಾದಾನವನ್ನು ದಾರಿ ಹರಿಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ಬೇಕು,
0: ಹೊಸದಾಗಿ ಕಲಿಸ್ಬೇಕು
19: ಅಂತ ಹೋಗ್ಬೇಕು. ಆದ್ರೆ ಇವತ್ತೇನಾಗಿದೆ ಅಂದ್ರೆ ನಾನು ಮೊಟ್ಟೆ ಬಾಳೆಹಣ್ಣು ತಗೊಂಡೋದ್ನ, ತರಕಾರಿ ತಗೊಂಡೋದ್ನ, ದಾರಿಗೆ ಹೋದ್ನೋ, ಸಿಲಿಂಡರ್ ಐತ ಇಲ್ಲೋ, ಅಲ್ಲಿ ಸ್ವಚ್ಛತೆ ಇದೆಯೋ ಇಲ್ಲೋ, ಅದನ್ನೆಲ್ಲದನ್ನ ಗಮನಿಸುವಂತ ನಿಟ್ಟಿನಲ್ಲಿ ನಾವಿವತ್ತು ಕಾರ್ಯ ಒತ್ತಡದ ನಡುವೆಯಲ್ಲಿ ನಮ್ಮ ನಿಜವಾದಂತ ಕಾರ್ಯವೈಖರಿಯನ್ನು ಅನ್ನೋದನ್ನ
0: ಮರಿತಾ
19: ಇದ್ದೀವಿ. ಅದರ ಜೊತೆಯಲ್ಲಿ ಅದು ಪೂರ್ತಿಯಾಗಿ ವಾರ ಪೂರ್ತಿ ಇದೆ, ತಿಂಗಳ ಪೂರ್ತಿ ಇದೆ. ದಾಖಲೀಕರಣ ಮಾಡ್ತಾ ಮಾಡ್ತಾ ಹೋದ ಹಾಗೆ ಅದು ವರ್ಷದ ದಾಖಲೀಕರಣದಿಂದ ಹಿಡಿದು ನಮ್ಮ ಮೈಂಡ್ ಪೂರ್ತಿ ಸೆಟಪ್ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಅಂದ್ರೆ, ಬರೀ ಬಿಸಿ ಊಟ, ಸ್ವಚ್ಛತೆ, ಶಾಲಾ ಏನು ವ್ಯವಸ್ಥೆನ ಜವಾಬ್ದಾರಿಯುತ ನೋಡ್ಕೊಂಡು ಹೋಗೋದು ಒಬ್ಬ ಮುಖ್ಯ ಶಿಕ್ಷಕನ ಜವಾಬ್ದಾರಿಯನ್ನ ವ್ಯವಸ್ಥೆಗೆ ಬಂದ್ಬಿಟ್ಟಿದೆ. ಹಾಗಾಗಿ ಇದು ತುಂಬಾ ಒತ್ತಡದ ನಡುವೆಯಲ್ಲಿದೆ. ಇದನ್ನು ಇಲಾಖೆ ರವಿ ಸರ್ ಅವರು ಹೇಳಿದಾಗೆ ಕಾರ್ಯ ಒತ್ತಡವನ್ನ ಕಡಿಮೆ ಮಾಡಿ ಶಿಕ್ಷಕರಿಗೆ, ಇದನ್ನ ಯಾವುದೋ ಎನ್ ಜಿ ಒ ಕೊಡೋದ್ರ ಮೂಲಕವಾಗಿಯೋ ಅಥವಾ ಅದನ್ನ ವ್ಯವಸ್ಥೆಯನ್ನು ಬದಲಾಯಿಸುವಂತ ನಿಟ್ಟಿನಲ್ಲಿ ಇಲಾಖೆಯ ಮುಖ್ಯಸ್ಥರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಗಳು ಗಮನ ಹರಿಸಿದ್ದೆ ಆದ್ರೆ ಶಿಕ್ಷಕರಿಗೆ ಶಿಕ್ಷಕನ ಬೋಧನೆಯನ್ನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಈ ಎಲ್ಲ ಅನ್ಯ ಕಾರ್ಯ ಚಟುವಟಿಕೆಗಳನ್ನ ಬಿಸಿ ಊಟದಂತ ಯೋಜನೆಗಳಿರ್ಬೋದು ಅಥವಾ ಇತರ ಯೋಜನೆಗಳಿರ್ಬೋದು, ಆ ಎಲ್ಲ ಯೋಜನೆಗಳನ್ನ ಮುಕ್ತ ಮಾಡಿದ್ದೆ ಆದ್ರೆ ಜ್ಞಾನಾರ್ಜನೆಯನ್ನ ನೀಡುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋದಕ್ಕೆ ಶಿಕ್ಷಕ ಸಮುದಾಯ ರೆಡಿ ಇದೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ.
0: ನಿಜ ನಿಜ ನಿಜ, ಮತ್ತಷ್ಟು ಹೊಸ ಹೊಸ ರೀತಿಯಲ್ಲಿ ಮಾಡಲಿಕ್ಕೆ ನೀವೆಲ್ಲರೂ ತಯಾರಾಗಿದ್ದೀರಿ, ಶಿಕ್ಷಕ ವೃಂದ ತಯಾರಾಗಿದೆ. ಅದನ್ನು ಮಾಡುವಲ್ಲಿ ಈ ರೀತಿಯ ಸಮಸ್ಯೆಗಳು ಸಾಕಷ್ಟು ಬಂದು ಒತ್ತಡವನ್ನು ಕೂಡ ಕೊಡ್ತಾ ಇದೆ. ಅಂದ್ರೆ ಒಂದ್ ರೀತಿಯಲ್ಲಿ ಕುದಿಯುವ ನೀರಿನ ಮೇಲೆ ನಿಂತಂತ ಆಗಿರುತ್ತೆ ಅಲ್ವಾ ಸರ್ ನಿಮ್ಮ ವೃತ್ತಿ? ಓಕೆ, ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಸರ್. ಕರೆಕ್ಟು, ಈಗ ಎಲ್ಲದೂ ಬೇಕು, ಇಲ್ಲಿ ಊಟನೂ ಬೇಕು, ಆಟನೂ ಬೇಕು, ಪಾಠನೂ ಬೇಕು. ಆದ್ರೆ ಇಲ್ಲಿ ಪಾಠಕ್ಕಿಂತ ಬೇರೆ ಬೇರೆ ಕೆಲಸ ಕಾರ್ಯಗಳೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ಸರ್. ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಮಕ್ಕಳ ಭವಿಷ್ಯವನ್ನ ಕೂಡ ರೂಪಿಸಬೇಕಾಗಿದೆ ಇಂದಿನ ಶಿಕ್ಷಕರು. ಶಿಕ್ಷಕರ ನೋವು ನಲಿವುಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ಪ್ರಸಾದ್ ಸರ್ ಮತ್ತೆ ರವಿ ಸರ್ ಅವರು. ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
27: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
20: ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಶಿಕ್ಷಕರ ನೋವು ನಲಿವು ಈ ವಿಷಯ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷರಾದ ರವಿ ಎಂ ಸರ್ ಅವರು ಮತ್ತು ಶಿವಮೊಗ್ಗ ಜಿಲ್ಲೆಯ ಅಮೃತ್ತೂರಿನ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ MS ಪ್ರಸಾದ್ ಬಾಬು ಸರ್ ಅವರು. ಈಗಿನ ಶಿಕ್ಷಕರು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಜೊತೆಗೆ ಬೇರೆ ಬೇರೆ ಕೆಲಸಗಳಲ್ಲಿ ಯಾವ ರೀತಿ ನಿರತರಾಗಿದ್ದಾರೆ, ಯಾವ ರೀತಿಯಲ್ಲಿ ಒತ್ತಡದಲ್ಲಿ ಸಿಲುಕಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶಿಕ್ಷಕರ ನೋವು ನಲಿವು ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ರವಿ ಸರ್ ಮತ್ತು ಪ್ರಸಾದ್ ಸರ್ ಅವರಿಂದ ಕೇಳೋಣ. ರವಿ ಸರ್, ಈ ಸರ್ಕಾರಿ ಶಾಲೆಗಳನ್ನು ಸಬಲೀಕರಣ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಮತ್ತು ಸರ್ಕಾರದ ಪಾತ್ರ ಹೇಗಿದೆ ಸರ್?
18: ಖಂಡಿತ ಮೇಡಮ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ನಾವೀಗಾಗಲೇ ಹೇಳಿದಂಗೆ ಹಿಂದೆ SM ಕೃಷ್ಣವರಪುರದಲ್ಲಿ ಇದು ಬಿಸಿ ಊಟದ ಕಾರ್ಯಕ್ರಮ ಪ್ರಾರಂಭವಾಯಿತು, ನಂತರ ಕ್ಷೀರಭಾಗ್ಯ ಬಂತು, ಈ ಸರ್ಕಾರ ರಾಗಿ ಮಾಲ್ಟನ್ನು ಕೊಡ್ತಾ ಇದೆ, ಜೊತೆಗೆ ಮೊಟ್ಟೆಯನ್ನು ಕೂಡ ಕೊಡ್ತಾ ಇದೆ. ಒಂದ್ ಕಡೆ ಮಕ್ಕಳ ಕಲಿಕೆಗೆ ಬರೇ ಇದನ್ನ ಬೋಧನೆ ಕೊಟ್ಟರೆ ಅಷ್ಟೇ ಅಲ್ಲ, ಅವ್ರು ದೈಹಿಕವಾಗಿ ಆರೋಗ್ಯವಾಗಿದ್ರೆ, ಅವರ ಮೆದುಳು ಮತ್ತು ಆರೋಗ್ಯ ಚೆನ್ನಾಗಿತ್ತು ಅಂದರೆ ಉತ್ತಮ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಅಂತಾನೆ. ಇದ್ರ ಜೊತೆಗೆ ಅವ್ರಿಗೆ ಇವತ್ತು ಮೊಟ್ಟೆ, ಬಾಳೆಹಣ್ಣು, ರಾಗಿ ಮಾಲ್ಟು ಈ ಥರದನ್ನೆಲ್ಲ ಕೊಡ್ತಾ ಇದ್ದಾರೆ. ಇದೊಂದು ಸಂತೋಷದ ವಿಚಾರ. ಆದ್ರೆ ಈ ಕೆಲಸವನ್ನು ಬೇರೆಯವರಿಗೆ ಹಚ್ಚಬೇಕು ಅಂತ ಕಾರ್ಯಕ್ರಮ ಒಳ್ಳೇದು. ಅವ್ರ ಶಿಕ್ಷಕರಿಗೆ ಈ ಕೆಲಸದಿಂದ ಹೊರಗಿಡಬೇಕು ಅಂತಕ್ಕಂಥದ್ದು ಒಂದು ಇದೆ ನೋಡ್ರಿ. ಇದು ಈ ತರದ ಕಾರ್ಯಕ್ರಮ ಇದಿರ್ಬೋದು. ಪ್ರತಿ ವರ್ಷ ಶೂ ಸಾಕ್ಸ್ ಅನ್ನ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಇವತ್ತು 1,000 ರೂಪಾಯಿ ಸ್ಕಾಲರ್ಶಿಪ್ ಬರ್ತದೆ, ಅಂತಹ ಯೋಜನೆಗಳು ಇವೆಲ್ಲವೂ ಕೂಡ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡಲಿಕ್ಕೆ ಇದಾಗ್ತದೆ. ಈ ಸರಿ KPSC ಪಬ್ಲಿಕ್ ಶಾಲೆಗಳನ್ನು ಕೂಡ ಸರ್ಕಾರ ಪ್ರಾರಂಭ ಮಾಡ್ತಾ ಇದೆ. ಇನ್ನೂ ಹೆಚ್ಚು ಅನುದಾನಗಳು ಬಂದು ಪ್ರತಿ ಹಳ್ಳಿ ಹಳ್ಳಿಯ ಶಾಲೆಗಳು ಕೂಡ ಮೂಲಭೂತ ಸೌಕರ್ಯಗಳು, ಉದಾಹರಣೆ ಬಹಳಷ್ಟು ಶಾಲೆಗಳು ಸೋರ್ತಾ ಇದ್ದಾವೆ, ಅಂಥವು ರೂಫಿಂಗ್ ಎಲ್ಲ ಆಗಬೇಕು, ಕೆಲವೊಂದು ಕಡೆ ಶೌಚಾಲಯದ ಸಮಸ್ಯೆಗಳಿದ್ದಾವೆ, ಶಾಲಾ ಮೈದಾನದ ಕಾಂಪೌಂಡ್ಗಳು ಇರಲ್ಲ, ಇವೆಲ್ಲ ಮಾಡಿ ಒಂದು ಸುಣ್ಣ ಬಣ್ಣಗಳೆಲ್ಲ ಆಗಿ ಭೌತಿಕವಾಗಿ ಮತ್ತಷ್ಟು ಚೆಂದ ಆಗಬೇಕು. ಆ ನಿಟ್ಟಲ್ಲೂ ಕೂಡ ಸರ್ಕಾರ ಮಾಡ್ತಿದೆ, ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಕೆಲಸ ಆಗಬೇಕು. ಮತ್ತು ಕಳೆದ ವರ್ಷ ದ್ವಿಭಾಷಾ ಮಾಧ್ಯಮ ಅಂತ ಹೇಳಿಬಿಟ್ಟು ಜಾರಿಗೆ ತಂದಿದೆ. ಎಲ್ಲ ಪೋಷಕರು ಕೂಡ ಇಂಗ್ಲಿಷ್ ಮೀಡಿಯಂ ಅಂತಕ್ಕಂಥ ಒಂದು ದೃಷ್ಟಿಯಿಂದ ತುಂಬ ಖಾಸಗಿ ಶಾಲೆಗಳ ಕಡೆಗೆ ಹೋಗಿದ್ದಾರೆ. ನಮ್ಮ ಸರ್ಕಾರಿ ಶಾಲೆಗಳು ಕೂಡ

0: ಒಂದು ಹಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ ರತ್ನಕುಮಾರಿ ಅಂತ ಟೀಚರ್, ಈಗ ನ್ಯಾಷನಲ್ ಅವಾರ್ಡ್ ಆಗಿದೆ. ಸೊ ನೋಡಿ, ಆ ಗ್ರಾಮದಲ್ಲಿ ಬರೀ 4 ಮಕ್ಕಳು ಬರ್ತಾ ಇದಾವೆ. ಅಲ್ಲಿ ಉತ್ತಮವಾದಂತಹ ಬೋಧನೆಯನ್ನ ಮಾಡ್ತಾರದ್ರಿಂದ, ಪ್ರಕೃತಿಯನ್ನ ಇಟ್ಕೊಂಡು ಆಟದ ಮೂಲಕ ಪಾಠ ಅಂತಕ್ಕಂಥ ಕಲಿಕೆಯನ್ನು ಮಾಡೋದ್ರಿಂದ 54 ಮಕ್ಕಳು ಅಲ್ಲಿ ಬೋಧನೆ ಮಾಡ್ತಾರೆ. ಬೇರೆ ಬೇರೆ ಹಳ್ಳಿಗಳು 15 ಹಳ್ಳಿಗಳಿಂದ ಬರ್ತಾ ಇದ್ದಾರೆ. ಸೊ ಅಲ್ಲಿ ಇದೆಲ್ಲ ನೋಡ್ಬಿಟ್ಟು ಇವತ್ತು ಅವ್ರಿಗೆ ಅವ್ರು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಟೀಚರ್ನ ಗುರಿಸಿ ಒಂದು ನ್ಯಾಷನಲ್ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ.
1: ನಿಜ
0: ನಿಜ. ಇದು ಎಲ್ಲಾದ್ರೂ ನಾನು ಚಾಲೆಂಜ್ ಮಾಡ್ತೇನೆ, ಇಡೀ ನಮ್ಮ ಶಿವಮೊಗ್ಗದಲ್ಲಿ ಅಂತ ಒಂದು ಖಾಸಗಿ ಶಾಲೆ ಅಂತ ತೋರಿಸ್ಬಿಡಿ. ಸರ್ಕಾರಿ ಶಾಲೆ ಶಿಕ್ಷಕರು ಆ ಥರ ಇದ್ದಾರೆ, ಅಲ್ಲಿ ಪೋಷಕ ವರ್ಗ ಎಲ್ಲರೂ ಕೂಡ ಗುರುತಿಸಿ ಒತ್ತಡ ಮುಕ್ತ ಮಾಡಿದ್ರೆ ಆ ರತ್ನಕುಮಾರಿ ಅಂತ ಟೀಚರ್ಸ್ ಎಲೆ ಮರೆಕಾಯಿ ತುಂಬಾ ಜನ ಟೀಚರ್ಸ್ ಇದ್ದಾರೆ. ಅದನ್ನ ನಮ್ಮ ಇಲಾಖೆ ಪೋಷಕರು ಪಬ್ಲಿಕ್ಸ್ ಗುರುಸ್ಕೊಟ್ರೆ ತುಂಬಾ ಚೆನ್ನಾಗಿ ಗುಣಮಟ್ಟ ಇದೆ. ಒಂದು ಯಾವುದು ನಾನು ವರದಿನ ನೋಡಿದ್ದೆ, ಪ್ರಾಥಮಿಕ ಶಿಕ್ಷಣದಲ್ಲಿ ಓದು ಬರಹದಲ್ಲಿ ಬೇರೆ ರಾಜ್ಯಕ್ಕಿಂತ ಕರ್ನಾಟಕ ಮೊದಲಿದೆ. ನಮ್ಮಲ್ಲಿ ಆತರ ಎಜುಕೇಶನ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಹಾಗೆ ಕ್ರಾಂತಿಕಾರಿ ಹೆಜ್ಜೆಗಳು ಆಗ್ತವೆ. ದೊಡ್ಡ ಇಲಾಖೆ, ಸುಮಾರು 186,000 ಜನ ಟೀಚರ್ಸ್ ಇರ್ತಕ್ಕಂತ ಒಂದ್ ದೊಡ್ಡ ಇಲಾಖೆ. ಇಡೀ ರಾಜ್ಯ ಸರ್ಕಾರದ ಅರ್ಧ ನೌಕರರು ಇರ್ತಕ್ಕಂತ ಇಲಾಖೆ ನಮ್ಮ ಇಲಾಖೆ. ಸುಮಾರು 48,000 ಹೆಚ್ಚು ಶಾಲೆಗಳಿದಾವ, ಲಕ್ಷಾನುಗಟ್ಟಲೆ ಮಕ್ಕಳು ಓದ್ತಾ ಇದಾವೆ. ಹಾಗಾಗಿ ಹಂತ ಹಂತವಾಗಿ ಸರ್ಕಾರನು ಕೂಡ ಸಬಲೀಕರಣಕ್ಕೆ ಸಾಕಷ್ಟು ಅನುದಾನವನ್ನ ಇಟ್ಟು ಕೆಲಸ ಕೊಡ್ತಾ ಇದೆ. ನಮ್ಮ ಟೀಚರ್ಸ್ ಅಲ್ಲೂ ಕೂಡ ಇದೆ. ಸಾರ್ವಜನಿಕರು ಪಬ್ಲಿಕ್ಸ್ ಇದಕ್ಕೆ ಹೆಚ್ಚು ಸಹಕಾರವನ್ನು ಕೊಡಬೇಕು. ಇಂದಿನ ಮುಖ್ಯಮಂತ್ರಿಗಳು ಬೇರೆ ಬೇರೆ CSR ಫಂಡ್ ಅನ್ನ, ದೊಡ್ಡ ದೊಡ್ಡ ಕಂಪ್ನಿಗಳೇನಿದ್ದಾರೆ ಆ CSR ಫಂಡ್ ತಾವು ಕೊಡೋದು ಬೇಡ, ತಾವು ದತ್ತು ತಗೊಳ್ರಿ, ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡಲ್ಲಿ ಮೂಲಭೂತ ಸೌಕರ್ಯವನ್ನು ಕೊಡ್ರಿ ಅಂತ ಕೂಡ ಒಂದು ಯೋಜನೆಯನ್ನ ಮಾಡ್ತಿದ್ದಾರೆ. ಇದು ಕೂಡ ಸರ್ಕಾರಿ ಶಾಲೆಗಳ ಸಬಲೀಕರಣ ಮಾಡಲಿಕ್ಕೆ ಪ್ರಸ್ತುತ ಸರ್ಕಾರ.
1: ಖಂಡಿತ ಸರ್, ಖಂಡಿತ. ಇಲ್ಲಿ ಮಕ್ಕಳಿಗೆ ಅಷ್ಟೇ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗ್ಲಿಕ್ಕೆ ಏನೆಲ್ಲ ಬೇಕೋ ಅವೆಲ್ಲ ಅವಶ್ಯಕತೆಗಳನ್ನ ಫೆಸಿಲಿಟಿಯನ್ನ ಮಾಡ್ತಾ ಇದೆ. ಅದರೊಟ್ಟಿಗೆ ಟೀಚರ್ಗಳು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರ್ಬೇಕಲ್ವಾ ಸರ್?
0: ಖಂಡಿತ ಮೇಡಮ್.
1: ಟೀಚರ್ಗಳಿಗೂ ಮನಸ್ಸಿದೆ, ಆರೋಗ್ಯ ಇದೆ, ಅವರಿಗೂ ಕುಟುಂಬ ಇದೆ. ಸೊ ಅವರು ಮನೆಯಲ್ಲಿ ಈಗ ನಮ್ಗೆ ಕಾಮನ್ ಪೀಪಲ್ಗೆ ಒಬ್ಬೊಬ್ಬರು ಮಕ್ಕಳನ್ನ ನೋಡ್ಕೊಳಕ್ ಕಷ್ಟ ಆಗುತ್ತೆ ಸರ್. ಮಕ್ಕಳು ಅಲ್ಲಿ ಸ್ಕೂಲಲ್ಲಿ ಇಡೀ ಸ್ಕೂಲನ್ನೇ ನೋಡ್ಕೊಳ್ಬೇಕು, ಇಡೀ ಸ್ಕೂಲ್ ಮಕ್ಕಳನ್ನ ನೋಡ್ಕೋಬೇಕು, ಅವರ ಮತ್ತೊಂದು ಹಾವಭಾವ ಎಲ್ಲ ನೋಡ್ಕೊಳ್ಬೇಕು, ಅದು ಅದರೊಟ್ಟಿಗೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಲ್ವಾ. ಟೀಚರ್ಗಳ ಆರೋಗ್ಯ ಕೂಡ ತುಂಬಾ ಮುಖ್ಯ ಆಗತ್ತೆ ಸರ್. ನಿಮ್ಮ ಒಂದು ಸಂಘ ಇದ್ರಿಂದ ಟೀಚರ್ಗಳ ಆರೋಗ್ಯದ ಬಗ್ಗೆ, ಶಿಕ್ಷಕ ಶಿಕ್ಷಕಿಯರ ಆರೋಗ್ಯದ ಬಗ್ಗೆ ನೀವು ಯಾವ ರೀತಿ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ತೀರಾ ಸರ್?
0: ಆಗಾಗ ನಮ್ಮ ಸರ್ಕಾರ ಜಿಲ್ಲಾ ಸರ್ಕಾರಿ ನೌಕರ ಸಂಘದಿಂದ ವಾರ್ಷಿಕವಾಗಿ ಆರೋಗ್ಯ ಶಿಬಿರಗಳನ್ನು ಕೂಡ ನಾವು ಮಾಡಿಸ್ತಾ ಇದ್ವಿ, ಆಯೋಜನೆ ಮಾಡ್ತಾ ಇದೀವಿ. ಈ ಮೊನ್ನೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ರಿಂದ 40 ಮೇಲ್ಪಟ್ಟಿರ್ತಕ್ಕಂತಹ ಎಲ್ಲ ನಾವು ಟೀಚರ್ಸ್ ಎಲ್ಲ ನೌಕರಿ ಕೂಡ ಉಚಿತವಾಗಿ ಎಲ್ಲ ಜನರಲ್ ಚೆಕಪ್ ಅನ್ನ ಮಾಡತಕ್ಕಂತ ಒಂದು ಆದೇಶ ಕೂಡ ಮೊನ್ನೆ ಆಗಿದೆ. ಕಾಸ್ ಯೋಜನೆ ಅಂತ ಏನೊಂದು ಜಾರಿಗೆ ಬಂದಿದೆ, ಆ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಕೂಡ ಒಂದು 40 ಮೇಲೆ ಉಚಿತ 1 ಒಂದ್ಸರಿ ವಾರ್ಷಿಕ ತಪಾಸಣೆಯನ್ನ ಮಾಡತಕ್ಕಂಥದ್ದಿದೆ. ಇನ್ನು ನಮ್ಮ ಇಲಾಖೆಯಿಂದ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಕಲ್ಯಾಣದಿಂದ, ಶಿಕ್ಷಕರ ಕಲ್ಯಾಣದಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ವರ್ಷ ಒಂದ್ಸರಿ ಮಾಡ್ತಾರೆ. ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದಿಂದ ಪ್ರತಿ ವರ್ಷ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ, ಸಂಘಟನೆಯಿಂದ ಆಗ್ತಕ್ಕಂಥದ್ದು. ಈ ನಮ್ಮ ವಿಶೇಷವಾಗಿ ಈ ಸಂದರ್ಭದಲ್ಲಿ ಟೀಚರ್ಸ್ ಡೇ ನಾವು ಕೇಳೋದು ಇಲಾಖೆಯಿಂದ, ನೀವು ಹೇಳಿದ್ರಲ್ಲ ಈ ತರ ಒಳ್ಳೆಯ ಒಂದು ಶಿಕ್ಷಕರಿಗೆ ವಿಶೇಷವಾದಂತಹ ಕ್ರೀಡೆಗಳು, ಅದು ಒಳಾಂಗಣ ಕ್ರೀಡೆ ಇರ್ಬೋದು, ಹೊರಾಂಗಣ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನಾಗಲಿ, ಮಕ್ಕಳಿಗೆ ಹೆಂಗೆ ನಾವು ಪ್ರತಿಭಾ ಕಾರಂಜಿ ಅಂತ ಹೇಳ್ಬಿಟ್ಟು ಅವರ ಪ್ರತಿಭೆಗಳನ್ನ ಅನಾವರಣ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ಥರ ವಿಶೇಷವಾಗಿ ಇಲಾಖೆ ನಮಗೂ ಕೂಡ ಅಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದರೆ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಗುರುತಿಸ್ತಾಗ್ತದೆ. ಒಳ್ಳೆ ಟೀಚರಲ್ಲಿ ಗೊತ್ತಾದ ಅಂದರೆ ಮತ್ತೆ ಅವ್ರ ಮಕ್ಕಳಿಗೆ ಮಾಡಲಿಕ್ಕೆ ಒಂದು ಒಳ್ಳೊಳ್ಳೆ ಪಾಠಗಳು ಮಾಡಲಿಕ್ಕೆ ಒಂದು ಕಿರು ಪ್ರವಾಸ, ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡೆಗಳನ್ನು ಟೀಚರ್ಸ್ಗೆ ಕೂಡ ವರ್ಷದಲ್ಲಿ ಒಂದು ಪ್ಯಾಕೇಜ್ ಮಾಡಿ ಕೊಟ್ಟರೆ ಖಂಡಿತ ಮತ್ತವರು ಎಂಪೋರ್ ಆಗಿ ಬರ್ತಕ್ಕಂಥ, ಪುನಶ್ಚೇತನ ಆಗಿ ಬರ್ತಕ್ಕಂಥದ್ದು ಚೆನ್ನಾಗ್ತದೆ ಮೇಡಮ್ ಅದನ್ನು ಇಲಾಖೆ ಮಾಡಿದರೆ.
1: ನಿಜ ನಿಜ ಸರ್, ನಿಜ, ಖಂಡಿತ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಹಾಗೆ ನಿಮ್ಮ ಕಡೆ ಪ್ರಸಾದ್ ಬಾಬು ಸರ ಬಂದರೆ, ಹಾಗೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ನೀವು ಈಗಿನ ಟೀಚರ್ಗಳ ಸಮಸ್ಯೆಗಳನ್ನ ಅಂದರೆ ಆಗಿನ ಟೀಚರ್ಗಳಿಗೆ ಒಂದು ಸ್ವಲ್ಪ ತುಂಬ ಯೋಚನೆ ಮಾಡ್ತಿದ್ರು, ತಾಳ್ಮೆ ಇರ್ತಿತ್ತು ಸರ್. ಆದರೆ ಈಗ ಸಿಚುವೇಶನ್ಗಳು ಆ ಥರ ಅಲ್ಲ, ಮಕ್ಕಳು ಮಾಡೋ ಒಂದು ಚಟುವಟಿಕೆಗಳಿಗೆ ಬೇಗ ಸಿಟ್ಟು ಬಂದುಬಿಡುತ್ತೆ. ಸೊ ಏನಾದರೂ ಒಂದು ಬೇರೆ ಥರ ಕೆಲಸ ಕಾರ್ಯಗಳು ನಡೀತಾ ಇದ್ದಾಗ ಟೀಚರ್ಗಳು ಹ್ಯಾಂಡಲ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಕೆಲವೊಂದು ಸಮಯದಲ್ಲಿ. ಆ ಥರ ಸಿಚುವೇಶನ್ಗಳನ್ನೆಲ್ಲ ನೀವು ಯಾವ ರೀತಿ ಏನಾದರೂ ಫೇಸ್ ಮಾಡಿದ್ದೀರಾ ಸರ್, ಸವಾಲುಗಳನ್ನ ಸ್ವೀಕರಿಸಿದ್ರೆ ಟೀಚರ್ಗಳು?
2: ಇದಕ್ಕೆ ಹೇಳಬೇಕು ಅಂದರೆ ಸದ್ಯದಲ್ಲಿ ಒಂದೇ ಇವು ಸಣ್ಣ ಉದಾಹರಣೆ ಕೊಡ್ತೇನೆ, ಇವಾಗ ನೀನು ಒಂದು 2-3 ದಿನದಲ್ಲಿ ನಡೆದಂಥ ಒಂದು ಘಟನೆ, ನನ್ನ ಶಾಲೆಯಲ್ಲೇ ನಡೆದಂಥ ಘಟನೆ. ಒಂದು ವಿಚಿತ್ರವಾದ, ನಾನು ಇದನ್ನು ಇಡೀ ಶಿಕ್ಷಕ ಸಮುದಾಯದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಈಗ ಒಂದು ನಮ್ಮ ಶಾಲೆಗೆ ಬರುವಂಥ ಮಕ್ಕಳು, ದಾಖಲಾಗುವಂಥ ಮಕ್ಕಳು ತುಂಬ ಪೂರ್ ಕಂಡೀಷನ್ನಲ್ಲಿರುವಂಥ ಮಕ್ಕಳು ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳೋದು.
1: ಹೌದು.

0: ಅದು ವಾಸ್ತವ ಸತ್ಯ. ಇನ್ನ ಸರ್ಕಾರಿ ಶಾಲೆಯಿಂದ ಹೊರತುಪಡಿಸಿ ಖಾಸಗಿ ಶಾಲೆಗೆ ಹೋಗುವಂತವರು ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮರಾಗಿರುವಂತವರು ಮತ್ತು ಬೌದ್ಧಿಕವಾಗಿ ಉತ್ತಮವರಾಗಿರುವಂತವರು ಖಾಸಗಿ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ರವಿ ಸರ್ ಅವರು ಹೇಳಿದಾಗೆ ಇವತ್ತು ಎಂಪವರ್ಮೆಂಟ್ ಏನಾದರೂ ಇದೆ ಅಂದ್ರೆ ಖಾಸಗಿ ಶಾಲೆಗಳನ್ನು ಮೀರಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ತುಂಬಾ ಪವರ್ ಇರುವಂತ ಟೀಚರ್ಸ್ ಇದ್ದಾರೆ. ಅದ್ರ ಮಧ್ಯದಲ್ಲಿ ನೀವು ಕೇಳಿದಂತ ಪ್ರಶ್ನೆಗೆ ಪೂರಕವಾಗಿ ಹೇಳಬೇಕು ಅಂತ ಅಂದ್ರೆ ಚಾಲೆಂಜಿಂಗ್ ಮಕ್ಕಳೇ ನಮ್ ಕೈ ಸಿಗೋದು. ಆ ಚಾಲೆಂಜಿಂಗ್ ಮಕ್ಕಳನ್ನ ನಾವು ತಗೊಂಡು ಅವರನ್ನ ಸರಿದಾರಿಗೆ ತರುವಂತ ನಿಟ್ಟಿನಲ್ಲಿ ನಂದೇ ಉದಾಹರಣೆ ಹೇಳ್ತೇನೆ. ನನ್ನ ಶಾಲೆಯಲ್ಲಿ 1ನೇ ತರಗತಿ ಮಗು ಬಂದಿದೆ. ಖಾಸಗಿ ಶಾಲೆಗೆ ಹೋಗಿ ದಾಖಲಾಗಿರುವಂತ ಮಗು ಅಲ್ಲಿ ಅದನ್ನ ಇಟ್ಕೊಳಕ್ ಆಗದೆ ಅದನ್ನ ಮತ್ತೆ ವಾಪಸ್ ನನ್ನ ಸರ್ಕಾರಿ ಶಾಲೆ ಕಳಿಸಿರುವಂತದ್ದು. ಆ ಮಗು 1ನೇ ತರಗತಿಗೆ ದಾಖಲಾಗೋದಕ್ಕೆ ರೆಡಿಯಾಗಿದೆ. ಆದ್ರೆ ಆ ಮಗು ಹೇಗಿದೆ ಅಂತ ಅಂದ್ರೆ ದೈಹಿಕವಾಗಿ ಮತ್ತು ಆರೋಗ್ಯದಾಯಕವಾಗಿ ಇಲ್ಲ. ಅದು ನಾವು ಇಲ್ಲಿ ಒಪ್ಕೊಳ್ಬೇಕಾದ್ದೆ. ಅದ್ಯಾಕಂದ್ರೆ ಚಾಲೆಂಜಿಂಗ್ ಆಗಿ ಮಗು ಅಂತಾನೆ ನಾನು ಭಾವಿಸ್ತೇನೆ.
1: ಮಾನಸಿಕವಾಗಿ
0: ಕುಗ್ಗಿದೆ, ಜೊತೆಗೆ ಅದರ ಆಕ್ಟಿವಿಟಿ ಬಿಹೇವಿಯರ್ಸ್ ಸ್ವಲ್ಪ ವಿಭಿನ್ನವಾಗಿದೆ. ಆ ಮಗುವಿನಿಂದ ಇತರೆ ಮಕ್ಕಳಿಗೆ ತೊಂದರೆ ಆಗ್ತದೆ. ಆ ಮಗುವನ್ನ ನೋಡ್ಕೊಳ್ಳೋದ್ರ ಜೊತೆಯಲ್ಲಿ ಇತರ ಮಕ್ಕಳನ್ನ ಸಂಭಾಳಿಸುವಂತ ನಿಟ್ಟಿನಲ್ಲಿ ಶಿಕ್ಷಕರು ಇವತ್ತು ನನ್ನ ಶಾಲೆ ಮಾತ್ರ ಅಲ್ಲ ಇಡೀ ಎಲ್ಲಾ ಶಾಲೆಗಳಲ್ಲಿ ಈ ತರದ ವ್ಯವಸ್ಥೆ ಇರುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತ ಶಿಕ್ಷಕರು ಒತ್ತಡದಲ್ಲೇ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ಒತ್ತಡವನ್ನು ನಿಭಾಯಿಸುವಂತ ನಿಟ್ಟಿನಲ್ಲಿ ಒಬ್ಬ ಮುಖ್ಯ ಶಿಕ್ಷಕನಾಗಿ ಮತ್ತು ಸಂಘಟನೆಯಲ್ಲಿ ಇರುವಂತ ವ್ಯಕ್ತಿಯಾಗಿ ನಾನು ಹೇಳೋದೇನಂದ್ರೆ ನಮ್ಮಲ್ಲಿ ತಾಳ್ಮೆ ಇರಬೇಕು. ಆ ಮಕ್ಕಳನ್ನ ನಾವು ಅದನ್ನ ಸರಿದೂಗಿಸಿಕೊಂಡು ಇತರ ಮಕ್ಕಳನ್ನು ಸಹಿತ ಸರಿದಾರಿಗೆ ತಗೊಂಡೋಗಿ ಅವರನ್ನ ಮೇನ್ ಸ್ಟ್ರೀಮಿಗೆ ತಂದುಬಿಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ ಕೆಲಸ ಮಾಡ್ತಾ ಇರುವಂತದ್ದು ಶಿಕ್ಷಕ ಸಮುದಾಯ ಆ ರೀತಿ ಕೆಲಸ ಮಾಡ್ತಾ ಇದೆ. ಮಕ್ಕಳಿಗೆ ಮತ್ತು ಈ ರೀತಿಯಾದಂತ ಚಾಲೆಂಜಿಂಗ್ ಇರುವ ಮಕ್ಕಳನ್ನ ಸರಿದಾರಿಗೆ ತರುವಂತ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರಿಗೆ ನಾನು ಈ ಮೂಲಕ ಮಾಹಿತಿ ಕೊಡೋದೇನೆಂದ್ರೆ ತಮ್ಮ ತಾಳ್ಮೆಯ ಮೂಲಕವಾಗಿ ಮಕ್ಕಳನ್ನ ಸರಿದಾರಿಗೆ ತರುವಂತ ನಿಟ್ಟಿನಲ್ಲಿ ಕೆಲಸವನ್ನ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಮುಂದೆ ಇದನ್ನು ಮುಂದುವರಿಸೋಣ ಅಂತ ಮಾತನಾಡ್ತಾ ಮತ್ತೆ ಜೊತೆಯಲ್ಲಿ ಇವತ್ತೇನು ಈ ಎಲ್ಲ ಈ ರೀತಿಯಾದಂಥ ಚಾಲೆಂಜಿಂಗ್ ಮಕ್ಕಳು ನಮ್ಮ ಶಾಲೆಯಲ್ಲಿ ಇವತ್ತು ಕಲಿತಾ ಇದ್ದಾರೆ ಅಂಥವರನ್ನ ನೋಡ್ಕೊಳ್ಳೋದಕ್ಕೆ ರವಿ ಸರ್ ಅವರು ಹೇಳಿದ ಹಾಗೆ ಆಯಾಗಳ ನೇಮಕ ಅತ್ಯಂತ ಅವಶ್ಯಕವಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ.
1: ಓಕೆ ಓಕೆ ಸರ್, ತುಂಬ ಚೆನ್ನಾಗಿ ತಿಳಿಸಿದ್ರಿ ಸರ್. ಹಾಗೆ ರವಿ ಸರ್, ಈಗ ಶಿಕ್ಷಕರಿಗೆ TET ಪರೀಕ್ಷೆ ಬರೆದು ಪಾಸಾದರೆ ಮಾತ್ರ ವೃತ್ತಿಯಲ್ಲಿ ಮುಂದುವರಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಸರ್. ಇಲ್ಲ ಅಂದರೆ ಕಡ್ಡಾಯವಾಗಿ ನಿವೃತ್ತಿ ಆಗಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಎಷ್ಟು ಸರಿ ಎಷ್ಟು ತಪ್ಪು, ಅಂದರೆ ಈ ಆದೇಶ ಎಷ್ಟರ ಮಟ್ಟಿಗೆ ಸರಿ ಸರ್?
2: ಖಂಡಿತ ಮೇಡಮ್, ಈ ವಿಚಾರಲ್ಲೂ ತುಂಬ ಬೇಜಾರಾಗ್ತದೆ. ರೈಟ್ ಟು ಎಜುಕೇಷನ್ 2009 ಶಿಕ್ಷಣ ಹಕ್ಕು ಕಾಯ್ದೆ ಮೇಲೆ ಕೇಂದ್ರ ಸರ್ಕಾರ ಈ ಒಂದು ಆದೇಶವನ್ನು ತಂದಿದೆ. ವೃತ್ತಿಯಲ್ಲಿರ್ತಕ್ಕಂದ್ರೆ ಎಲ್ಲರೂ ಕೂಡ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಅನ್ನ ಮಾಡಲೇಬೇಕು ಅಂತ. 2002 ಈ ಕಡೆ ಎಲ್ಲರೂ ಕೂಡ CET ಎಕ್ಸಾಮ್ ಅನ್ನ ಬರೆದು ಅಪಾಯಿಂಟ್ ಆಗಿರ್ತಕ್ಕಂಥ ಇದ್ದಾರೆ. ಎಲ್ಲರೂ ಕೂಡ 15-20-25 ವರ್ಷಗಳ ಕಾಲ ವೃತ್ತಿ ಬೋಧನೆಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡೋ ಅತ್ಯಂತ ಸ್ಕಿಲ್ ಇರ್ತಕ್ಕಂಥವ್ರು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮತ್ತೆ TET ಪರೀಕ್ಷೆ ಬರೀರಿ ಅಂತಕ್ಕಂಥದ್ದು ಶಿಕ್ಷಕರ ಮೇಲಿರ್ತಕ್ಕಂಥ ಒಂದು ದೊಡ್ಡ
1: ಒತ್ತಡ,
2: ಇಷ್ಟೊಂದು ಒತ್ತಡಗಳ ಮಧ್ಯೆ ಇದು ಮಾಡ್ತಕ್ಕಂಥ ಯಾವುದೇ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಒತ್ತಡಗಳು ಜವಾಬ್ದಾರಿಗಳು ನಮ್ಮ ಟೀಚರ್ಸಿಗೆ ಬರ್ತಾ ಇದೆ. ಇದ್ರ ಬಗ್ಗೆ ಅಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಕೇಂದ್ರ ಸಂಘ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಎರಡೂ ಸಂಘಟನೆಗಳು ಕೂಡ ಸುಪ್ರೀಂ ಕೋರ್ಟಲ್ಲಿ ದಾವೆಯನ್ನು ಹೂಡಿದ್ದಾವೆ. ಅದರಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿ ಮಾಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರನ್ನು ಕೂಡ ಭೇಟಿಯಾಗಿ ಇದನ್ನು ಸಂಪೂರ್ಣವಾಗಿ ರದ್ದು ಮಾಡಿ ವಿನಾಯಿತಿಯನ್ನು ಕೊಡಬೇಕು. ಆದೇಶದಲ್ಲಿ ಏನಿದೆ, ವಯೋನಿವೃತ್ತಿಗೆ 5 ಹತ್ರ ಇರತಕ್ಕಂಥ ಮಾತ್ರ ವಿನಾಯಿತಿ ಕೊಟ್ಟು ಉಳಿದಿರ್ತಕ್ಕಂಥ 2 ಎಲ್ಲರೂ ಕೂಡ TET ಪಾಸ್ ಮಾಡ್ಕೊಳ್ಳೇಬೇಕು, ಇಲ್ಲದಿದ್ರೆ ಅವ್ರು ಕಡ್ಡಾಯವ ನಿವೃತ್ತಿಯನ್ನು ಹೊಂದಬೇಕು ಅಂತಕ್ಕಂಥದ್ದು ತುಂಬ ಇದು ಶಿಕ್ಷಕರಿಗೆ ಅತ್ಯಂತ ನೋವಿನ ವಿಚಾರ ಇದು. ಈ ಶಿಕ್ಷಕರ ದಿನಾಚರಣೆಯಲ್ಲಿ ಈ ಮೂಲಕ ನಾನು ಹೇಳ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಿಗೆ ಸಮಸ್ತ ರಾಷ್ಟ್ರದ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರವಾಗಿ TET ಪರೀಕ್ಷೆಯನ್ನು ಸೇವಾನಿರತ ಶಿಕ್ಷಕರಿಗೆ ರದ್ದುಗೊಳಿಸಿ ವಿನಾಯಿತಿಯನ್ನು ಕೊಟ್ಟು ವೃತ್ತಿಯಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡಿ ಅವರು ನೆಮ್ಮದಿಯಾಗಿ ವಯೋನಿವೃತ್ತಿಯನ್ನು ಹೊಂದತಕ್ಕಂಥ ಒಂದು ದೊಡ್ಡ ಗ್ಯಾರಂಟಿ, ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟರೆ ಇಡೀ ರಾಷ್ಟ್ರದ ಪ್ರಾಥಮಿಕ ಶಾಲಾ ಶಿಕ್ಷಕರು ಎರಡೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳನ್ನು ಅಭಿನಂದಿಸ್ತವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.
1: ಓಕೆ ಓಕೆ ಸರ್. ಹಾಗೆ ಸರ್, ಮುಂದುವರಿಸ್ತಾ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬಡ್ತಿ ನೀಡೋದು ತುಂಬ ಕಡಿಮೆ ಅನ್ನೋ ಒಂದು ಮಾತಿದೆ ಸರ್.
2: ಖಂಡಿತ ಮೇಡಮ್. ಬೇರೆ ಇಲಾಖೆಗಳಲ್ಲಿ ನೋಡಿದ್ರೆ ಒಬ್ಬ ಡಿ ಗ್ರೂಪ್ ನೌಕರ ಅವನು ಅಪಾಯಿಂಟ್ ಆದ ಅಂದ್ರೆ ಅಲ್ಲಿಂದ ಅವನು ಸ್ವಲ್ಪ ಉನ್ನತ ಶಿಕ್ಷಣ ಪಡೆದಿದ್ದ ಅಂದ್ರೆ ಅವ ಎಸ್ ಡಿ ಎ ಆಗಿ ಎಫ್ ಡಿ ಎ ಆಗಿ ಸೂಪರಿಂಟೆಂಡೆಂಟ್ ಆಗಿ ಜಿ ಎ ಆಗಿ ಬರ್ತಿ ಅಂತಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಬಿ ಎ ಬಿ ಎಡ್ ಎಮ್ ಎಡ್ ಪಿ ಎಚ್ ಡಿ ಅಂತ ಉನ್ನತ ಪದವಿಗಳನ್ನು ಪಡ್ಕೊಂಡು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ತಕ್ಕಂಥವ್ರು ಅವರು ರಿಟೈರ್ಡ್ 35-40 ವರ್ಷಗಳ ಕೆಲಸ ಮಾಡಿದ್ರು ಕೂಡ ಅವರು ಒಂದು ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದೋದು ಬಹಳ ಕಡಿಮೆ. ಯಾರಿಗೂ ಇರದೇ ಇರತಕ್ಕಂಥ ನಮ್ಗೆ ಯಾಕೆ ಮಾಡ್ತೀರಿ ಇರ್ತಕ್ಕಂಥ ಉದಾಹರಣೆಗೆ ಸಿ ಆರ್ ಪಿ ಹುದ್ದೆ ಅಂತ ಇದೆ, ಇ ಸಿಒ ಹುದ್ದೆ ಅಂತ ಇದೆ, ಪರೀಕ್ಷೆಗಳ ಮೂಲಕ ತಾತ್ಕಾಲಿಕ 5 ವರ್ಷ ತಗೊಳ್ತಾರೆ. ಇವನು ಶಾಶ್ವತ ಹುದ್ದೆಗಳನ್ನು ಮಾಡಿ ಸಿ ಆರ್ ಪಿ ಆಗಿ ಇ ಸಿಒ ಆಗಿ ಬಡ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು, ಮತ್ತೆ ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ಗಳಿಗೆ ಪಿ ಯು ಕಾಲೇಜ್ಗೆ ಬಡ್ತಿಯನ್ನು ಬೇರೆ ರೀತಿಯಲ್ಲಿ ಕೊಡಿ, ಸಿ ಎಂಡ್ ಆರ್ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಮಾಡಿ, ಎಷ್ಟೋ ಜನ ಎಮ್ ಎ ಬಿ ಎಡ್ ಎಲ್ಲ ಮಾಡ್ಕೊಂಡ್ರೆ ಬರೀ 1-5. ಇನ್ನೂ ಒಂದು ಅಂದರೆ ಈ ಸಿ ಎಂಡ್ ಆರ್ ರೂಲಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ 1-7 ಅಂತ ರಿಕ್ರೂಟ್ಮೆಂಟ್ ಮಾಡಿ ಸಿ ಎಂಡ್ ಆರ್ ರೂಲ್ ಮಾಡಿದ್ರು, 1-5 ಒಂದು ಕೇಡರು, 6-8 ಒಂದು ಕೇಡರು, 9-12 ಒಂದು ಕೇಡರು ಅಂತ ಮಾಡಿ 1-7 ನಾವೆಲ್ಲ ಅಪಾಯಿಂಟ್ ಆಗಿರ್ತಕ್ಕಂದ್ರೆ 1-5 ಮಾತ್ರ ನೀವು ಬೋಧನೆ ಮಾಡಬೇಕು ಅಂತ ಡಿಮೋಟ್ ಮಾಡಿದ್ದಾರೆ. ಇದನ್ನು ಕೂಡ ಸಂಘಟನೆ ಹೋರಾಟವನ್ನು ಮಾಡ್ತಾ ಇದೆ. ಬಡ್ತಿಗಳು ಇಲ್ಲ ಮತ್ತು ಹಿಂಬಡ್ತಿಯನ್ನು ಕೊಡ್ತಾ ಇದ್ದಾರೆ. ಇಂಥ ಎಲ್ಲ ನೋವುಗಳು ಕೂಡ 25-30 ವರ್ಷಗಳ ಕಾಲ ತರಗತಿಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ನೌಕರರ, ಇವತ್ತು ನಮ್ಮ ಕೈಯಲ್ಲಿ ಓದಿರ್ತಕ್ಕಂಥ ಮಕ್ಕಳು IAS IPS ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ. ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಪದೇ ಪದೇ ಅವರ ಭಾಷಣಗಳಲ್ಲಿ ಅವರ ರಾಜಪ್ಪ ಮಾಸ್ತರ್ ಅಂತ ನೆನೆಸ್ತಾರೆ. ಸೊ ಮಾಸ್ತರ್ ನೆನೆಸ್ತಕ್ಕಂಥ ಬಹಳ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಅಂತ ಶಿಕ್ಷಕರಿಗೆ ನಾವು ಕೇಳತಕ್ಕಂಥದ್ದು ಇಷ್ಟೇ, ಹಿಂಬಡ್ತಿ ಅನ್ನೋದನ್ನ ಪೂರ್ಣ ಪ್ರಮಾಣದಲ್ಲಿ ತೆಗೆದು ಎಲ್ಲ ಬಡ್ತಿ ಕಾರ್ಯ ಕೆಲಸಗಳನ್ನು ಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಶಿಕ್ಷಕರಿಗೆ ಅವ್ರ ವಯೋನಿವೃತ್ತಿ ಹೋಗೋ ಸಂದರ್ಭದಲ್ಲಿ ಉನ್ನತ ಹುದ್ದೆಗೆ ಹೋಗಿ ಯಾಕೆ ಅವ್ರು BU ಆಗಬಾರ್ದು, ಯಾಕೆ ಅವ್ರು ECU ಆಗಬಾರ್ದು, ಯಾಕೆ DDP ಆಗಬಾರ್ದು, ಆ ರೀತಿ ಏನು ಸಿ ಎಂಡ್ ಆರ್ ಬದಲಾವಣೆಗಳನ್ನು ಮಾಡಿ ಅಪ್ ಟು ಹೈಸ್ಕೂಲ್ ಹೆಡ್ ಮಾಸ್ಟ್ರು, ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರು, ಹೈಸ್ಕೂಲ್ ಹೆಡ್ ಮಾಸ್ಟ್ರು, ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರು, ECU, ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು, DDP ಅವರಿಗೂ ಕೂಡ ನಮಗೂ ಕೂಡ ಬಡ್ತಿಗಳನ್ನು ಕೊಡ್ತಕ್ಕಂಥ ಸಿ ಎಂಡ್ ಆರನ್ನು ರಾಜ್ಯ ಸರ್ಕಾರ ಮಾಡಿ ನಮಗೊಂದು ಈ ಶಿಕ್ಷಕರ ದಿನಾಚರಣೆಗೆ ಒಂದು ಒಳ್ಳೆಯ ಉಡುಗೊರೆ ಕೊಡಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ತಮ್ಮ FM ಕರೆದು ನಮ್ಮ ಶಿಕ್ಷಕರ ಬಗ್ಗೆ, ಸಂಘಟನೆ ಬಗ್ಗೆ, ಎಲ್ಲ ನಮ್ಮ ಶಿಕ್ಷಕರ ಕಷ್ಟ ಸುಖಗಳನ್ನು ಕೇಳಲಿಕ್ಕೆ ಅವಕಾಶವನ್ನು ತಾವು ಮಾಡಿಕೊಟ್ಟಿದ್ದೀರಿ ಮಹಾಲಕ್ಷ್ಮೀ ಮೇಡಮ್ರವರೇ. ಖಂಡಿತ ನಿಮಗೂ ನಿಮ್ಮ ಸಂಸ್ಥೆಗೂ ತುಂಬ ಆಭಾರಿಯಾಗಿದ್ದೀವಿ. ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಮಸ್ತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳಂತ ತಿಳಿಸ್ತಾ ಮುಂದಿನ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ಈ FM ಕೇಂದ್ರದ ಮೂಲಕ ಬಗೆಹರಿಲಿ ಅಂತಕ್ಕಂತಹ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ ರಾಜ್ಯ ಸರ್ಕಾರಕ್ಕೂ ಕೂಡ ಕಳಕಳಿ ವಿನಂತಿಯನ್ನು ಮಾಡಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಮೇಡಮ್.
1: ಖಂಡಿತವಾಗ್ಲೂ ರವಿ ಸರ್, ಹ್ಯಾಪಿ ಟೀಚರ್ಸ್ ಡೇ ಅಂತ ನಾವು ಸುಲಭವಾಗಿ ಹೇಳ್ಬಿಡ್ತೀವಿ, ಆದರೆ ಹ್ಯಾಪಿ ಹಿಂದ್ಗಡೆ ಇಷ್ಟೆಲ್ಲ ನೋವು ನಲಿವು ಇದೆ ಅನ್ನೋದ್ರ ಬಗ್ಗೆ ಕೇಳಿ ನಿಜವಾಗ್ಲೂ ಶಿಕ್ಷಕರಿಗೆ ಎಷ್ಟೇ ಸೌಲಭ್ಯಗಳು ಬಂದರೂ ಕಡಿಮೆನೇ ಅನಿಸುತ್ತೆ ಸರ್.
2: ಖಂಡಿತ ಮೇಡಮ್.
1: ಯಾಕಂದರೆ ಅವರು ಒಂದು ಮಕ್ಕಳ ಒಂದು ಭವಿಷ್ಯವನ್ನು ನಿರ್ಧಾರ ಮಾಡುವಲ್ಲಿ, ಅವರನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ಇರಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು.
2: ಹೌದು ಮೇಡಮ್.
1: ಅಂತಹ ಮಕ್ಕಳನ್ನು ಭವಿಷ್ಯವನ್ನು ನಿರ್ಧಾರ ಮಾಡುವಂತ ನಿಮ್ಮ ಕೈಯಲ್ಲಿರುತ್ತೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ನಿಮಗೂ ಕೂಡ ಸಾಕಷ್ಟು ಒತ್ತಡ ಇದ್ದೇ ಇರುತ್ತೆ ಅಲ್ವಾ ಸರ್? ಕೇಳಿ ತುಂಬನೇ ಸರ್ಕಾರ ಇದಕ್ಕೆ ಬೇಗ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ, ನಿಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿದ್ರೆ. ಎಸ್ ಹಾಗೆ ಪ್ರಸಾದ್ ಸರ್, ಕೊನೆಯದಾಗಿ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ?
3: ಒಂದು ಹೇಳೋದಕ್ಕೆ ಇಷ್ಟ, ರವಿ ಸರ್ ಅವರು ಹೇಳಿದ ಹಾಗೆ ಇವತ್ತು ಕಾರ್ಯ ಒತ್ತಡದಿಂದ ಮುಕ್ತವಾಗಿ ಸಮಾಜವನ್ನು ಕಟ್ಟುವಂತಹ ಕೆಲಸವನ್ನ ನಮ್ಮ ಶಿಕ್ಷಕ ಸಮುದಾಯ ಮಾಡ್ತಾ ಇದೆ. ಆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಇರ್ಬೋದು, ಮತ್ತೆ ಆನಂತರದಲ್ಲಿ ನಮ್ಮ ಸರ್ಕಾರ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ತುಂಬಾ ಉತ್ಸುಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸಾಹೇಬರು ಸಹಿತ ಶಿಕ್ಷಕರ ಪರವಾಗಿ ಅನೇಕವಾದಂಥ ಕೆಲಸವನ್ನು ಇವತ್ತು ಮಾಡ್ತಾ ಬಂದಿರುವಂಥದ್ದು. ಅದಕ್ಕೆ ಉದಾಹರಣೆ ಕೇಂದ್ರ ಅದು KPS ಸ್ಕೂಲ್ಗಳನ್ನು ತೆರೆಯುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇರೋಂಥದ್ದು. ಯಾಕೆಂದರೆ LKGಯಿಂದ ಅಪ್ ಟು PUCವರೆಗೆ ಒಂದೇ ಕಡೆಯಲ್ಲಿ ಒಂದೇ ಫ್ರಿಮಿಸ್ ಒಳಗಡೆ ಮಕ್ಕಳಿಗೆ ಬೋಧನೆ ಆಗಬೇಕು, ಅವ್ರಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಸಿಗಬೇಕು. ಅಲ್ಲಿ ಆ ಶಾಲೆಯನ್ನು ಕಟ್ಟಿದಾಗ ಖಾಸಗಿ ಶಾಲೆಗಳಿಗೆ ಯಾವುದೇ ರೀತಿಯಾಗಿ ಭಿನ್ನವಾಗಿರಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಾಕ್ಕೊಂಡಿರುವಂಥದ್ದು. ಮಧು ಬಂಗಾರಪ್ಪ ಸಾಹೇಬರಿಗೆ ಈ ಮೂಲಕವಾಗಿ ನಾವು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸರ್ಕಾರಕ್ಕೂ ಸಹಿತ ಇಷ್ಟಪಡ್ತೇನೆ. ಯಾಕೆಂದರೆ ಪ್ರಾಥಮಿಕ ಶಿಕ್ಷಣವನ್ನು ಮುಂದಿನ ದಿನದಿಂದಲ್ಲಿ ಒಂದು ಪ್ರಬುದ್ಧವಾದಂಥ ಶಿಕ್ಷಣ ಕೊಡೋದಕ್ಕೆ ನನಗೆ ನೆನಪಿದ್ದಂಗೆ 2002 ಬಿಲ್ ಕ್ಲಿಂಟನ್ ಅವರು ಬಂದಾಗ ಅವ್ರು ಹೇಳಿದಂಥ ಮಾತು ಇವತ್ತು ನನಗೆ ಕಿವಿ ಒಳಗಡೆ ಇದೆ. ಅವ್ರು ಏನು ಹೇಳಿದ್ರು, ನೀವು ಕೊಡ್ತಾ ಇರುವಂಥ ಶಿಕ್ಷಣ ವ್ಯವಸ್ಥೆಯನ್ನು ಬದಲು ಮಾಡಿ, UKGಯನ್ನು ಯಾವುದು UGC ಸ್ಕೇಲನ್ನು ನೀವು ಡಿಗ್ರಿ ಕಾಲೇಜಿಗೆ ಕೊಡಬೇಡಿ, ಪ್ರೈಮರಿ ಎಜುಕೇಷನಿಗೆ ಕೊಡಿ, ಯಾಕೆಂದ್ರೆ 6-14 ವರ್ಷದೊಳಗಿನವರುವಂತಹ ಮಗು ಜ್ಞಾನವನ್ನ ಕಟ್ಟುವಂತ ಕೆಲಸದಲ್ಲಿ ಉತ್ತಮ ಕೆಲಸ ಮಾಡ್ತದೆ. ಅದಕ್ಕೆ ಪೂರಕವಾಗಿ ಅಲ್ಲಿ ಏನು ಸೌಲಭ್ಯಗಳು ಸಿಗಬೇಕು, ಆ ಎಲ್ಲ ಸೌಲಭ್ಯಗಳು, ಅದಕ್ಕೆ ಅವ್ರು ಹೇಳಿದ್ದು 1ನೇ ತರಗತಿಯಲ್ಲೇ ಮಗು ಕಂಪ್ಯೂಟರ್ ಅನ್ನು ಮುಟ್ಟಬೇಕು. ಆ ನಿಟ್ಟಿನಲ್ಲಿ ಅವ್ರ ಯೋಜನೆಯನ್ನ ಹೇಳಿ ಹೋಗಿರುವಂತದ್ದು ಅಮೆರಿಕದ ಅಧ್ಯಕ್ಷರಾಗಿದ್ದಂಥವ್ರು. ಹಾಗೆ ನಿಟ್ಟಿನಲ್ಲಿ ಈಗ ಪ್ರಾಥಮಿಕ ಶಿಕ್ಷಣ ಇವತ್ತು ಪ್ರಬುದ್ಧವಾಗಿ ಬೆಳೀತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕ ಸಮುದಾಯ ವಿಶೇಷವಾದಂಥ ಕಾಳಜಿಯೊಂದಿಗೆ ನಮ್ಮೆಲ್ಲ ನೋವುಗಳ ನಡುವೆಯಲ್ಲಿ ಇವತ್ತು ಶಿಕ್ಷಕರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಈಗ ರವಿ ಸರ್ ಅವ್ರು ಹೇಳಿದಾಗೆ ಬಡ್ತಿ ಕೊಟ್ಟಿಲ್ಲ, ಯಾವುದು ಇಲ್ಲ, ನಮಗೆ PST ಅಂತಲೇ ಗುರುತು ಮಾಡ್ಕೊಂಡಿದ್ದಾರೆ, GPT ಅನ್ನುವಂಥ ಹುದ್ದೆಗಳಿಲ್ಲ. ಆದರೂ ಸಹಿತ ನಾವೆಲ್ಲೂ ಸಹಿತ ಕಾರ್ಯದಿಂದ ವಿಮುಖರಾಗಿಲ್ಲ, ಹಾಗೆಯೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂಥ ಎಲ್ಲ ಶಿಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಏನು 2026 ಸೆಪ್ಟೆಂಬರ್ 5 ತಾರೀಕಿನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಉಲ್ಲೇಖವನ್ನು ಮತ್ತೊಮ್ಮೆ ಮಾಡ್ತಾ, ನಾವು ರಾಷ್ಟ್ರದ ಭದ್ರ ಬುನಾದಿಯನ್ನು ಕಟ್ತಾ ಇದ್ದೇವೆ, ಆ ಭದ್ರ ಬುನಾದಿ ಶಿಕ್ಷಕರಿಂದನೇ ಮಾತ್ರ ಸಾಧ್ಯ. ಅದಕ್ಕೆ ನಾನು ಯಾವಾಗಲೂ ಈ ಮಾತನ್ನು ಯಾವಾಗಲೂ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೇನೆ, ನಾಳೆ ನಾನು ಡಾಕ್ಟರ್ ಆಗ್ತೇನೆ, ಇಂಜಿನಿಯರ್ ಆಗ್ತೇನೆ, ಇನ್ನೊಂದಾಗ್ತೇನೆ ಅನ್ನೋಂಥಕ್ಕಿಂತ ಅವರನ್ನು ನಿರ್ಮಾಣ ಮಾಡುವಂಥ ಶಿಕ್ಷಕನಾಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಬೆಳೀಬೇಕು, ಸಮಾಜದಲ್ಲಿ ಒಬ್ಬ ನಾಗರಿಕನಾಗಿ ಬೆಳೀಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾನು ನನ್ನ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇರ್ತೇನೆ. ಹಾಗೆ ನನ್ನ ಶಿಕ್ಷಕರೆಲ್ಲರಿಗೂ ಸಹಿತ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ, ನಮ್ಮ ದೇಶದ ಭದ್ರ ಬುನಾದಿಯನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ದುಡಿಯೋಣ. ನಮ್ಮ ನೋವು ನೋಲಿವುಗಳು ಎಷ್ಟೇ ಇದ್ದರೂ ಸಹಿತ ಮುಂದಿನ ದಿನದಲ್ಲಿ ಏನು FM ಮೇಡಮ್ರು, ಮಹಾಲಕ್ಷ್ಮಿ ಮೇಡಮ್ರವರು, ಇವತ್ತು ನಮ್ಮ ಎಲ್ಲ ಸಂಘದ ಅಧ್ಯಕ್ಷರಾಗಿದ್ದಂಥ ರವಿಯವರನ್ನು ಮತ್ತು ನನ್ನನ್ನು ಕರೆದು ಇವತ್ತು ನಮ್ಮ ಮುಂದಗಡೆ ಇವತ್ತು ಶಿಕ್ಷಕರ ನೋವು ನಲುವುಗಳ ಬಗ್ಗೆ ಇವತ್ತು ಅವ್ರು ಹೇಳಿ ನಾವೆಲ್ಲ ಸರ್ಕಾರದ ತಂತನಕ ತೆಗೆದುಕೊಂಡು ಹೋಗಿದ್ದೇವೆ. ಇದನ್ನು ಸರ್ಕಾರ ಕೇಳಿಸ್ಕೊಳ್ಳುತ್ತೆ ಅಂತ ನಾನು ಭಾವಿಸ್ತೇನೆ. ಶಿಕ್ಷಕರ ಪರವಾಗಿ ಒಳ್ಳೆಯ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಶಿಕ್ಷಕರ ಪರವಾಗಿ ಒಂದು ಒಳ್ಳೆಯ ಯೋಜನೆಗಳನ್ನು ತೆಗೆದುಕೊಂಡು ಕಾರ್ಯಮುಕ್ತದಿಂದ ಕರೆ ಒತ್ತಡದಿಂದ ಮುಕ್ತ ಮಾಡಿ ಶಿಕ್ಷಕರ ಬೋಧನೆಗೆ ಹೆಚ್ಚು ಒತ್ತು ಕೊಡೋದಕ್ಕೆ ಅವರು ಸಹಕಾರವನ್ನು ಕೊಡ್ತಾರೆ ಅಂತೇಳಿ ನಾನು ಭಾವಿಸ್ತಾ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.
1: ನಮಸ್ತೆ ಸರ್, ಧನ್ಯವಾದಗಳು.
3: ಥ್ಯಾಂಕ್ ಯು ಮೇಡಮ್.
1: ಓಕೆ, ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕವಾಗಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಸರ್.
3: ಥ್ಯಾಂಕ್ ಯು ಮೇಡಮ್.
1: ಸ್ನೇಹಿತರೆ, ಇದಾಗಿತ್ತು ಈ ದಿನದ ಶಿಕ್ಷಕರ ನೋವು ನಲುವಿನ ವಿಶೇಷ ಕಾರ್ಯಕ್ರಮ. ಗುರುವಿಂದ ಬಂಧುಗಳು, ಗುರುವಿಂದ ಪರದೈವ, ಗುರುವಿಂದಲಾದುದು ಪುಣ್ಯಲೋಕಕ್ಕೆ, ಗುರುವಿಂದ ಮುಕ್ತಿ ಸರ್ವಜ್ಞ. ಈ ಮಾತಿನೊಂದಿಗೆ ನಾನು ನಿಮ್ಮ RJ ಮಹಾಲಕ್ಷ್ಮಿ. ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಸ್ನೇಹಿತರೆ, ಅಕ್ಷರ ದಾಸೋಹದ ಜೊತೆಗೆ ಹಸಿರು ದಾಸೋಹವನ್ನ ತಮ್ಮ ಜೀವನದ ಉಸಿರಾಗಿಸಿಕೊಂಡು ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣೆ ಎರಡನ್ನ ಒಟ್ಟಿಗೆ ಮುನ್ನಡೆಸುತ್ತಿರುವ ಶ್ರೇಷ್ಠ ಚೇತನ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರು ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ರತ್ನಕುಮಾರಿ ಅವರು ನಮ್ಮ ಜೊತೆಗಿದ್ದಾರೆ. ತರಗತಿಯ ಅಂಗಳದಲ್ಲಿ ಜ್ಞಾನದ ದಿವಿಗೆ ಹಚ್ಚುವುದರ ಜೊತೆಗೆ ಮಕ್ಕಳಿಗೆ ಪರಿಸರ ಪಾಠವನ್ನ ಹೇಳ್ಕೊಡ್ತಾ ಇಡೀ ಪರಿಸರವನ್ನೇ ಪ್ರಯೋಗಾಲಯದಂತೆ ಬಳಸಿಕೊಳ್ಳುವ ಮೂಲಕ ವಿವಿಧ ಚಟುವಟಿಕೆಗಳನ್ನ ಪರಿಸರದಲ್ಲಿ ಹೇಳ್ಕೊಡ್ತಿರುವಂತಹ ಹೆಗ್ಗಳಿಕೆ ಇವರದು. ವಿದ್ಯಾರ್ಥಿಗಳಲ್ಲಿ ಕೇವಲ ಪುಸ್ತಕದ ಜ್ಞಾನವನ್ನಷ್ಟೇ ತುಂಬದೆ ಪ್ರಕೃತಿಯ ಮೇಲಿನ ಪ್ರೀತಿ, ಪರಿಸರ ಜಾಗೃತಿ, ಸಾಮಾಜಿಕ ಹೊಣೆಗಾರಿಕೆಯನ್ನ ಮಕ್ಕಳಲ್ಲಿ ಬಿತ್ತಿದ ಅಪರೂಪದ ಶಿಕ್ಷಕರು. ಇವರ ನಿಸ್ವಾರ್ಥ ಸೇವೆ ಹಾಗೂ ಪರಿಸರ ಕಾಳಜಿಯನ್ನ ಗುರುತಿಸಿ ಗೌರವ ಪೂರ್ವಕವಾಗಿ ರಾಷ್ಟ್ರೀಯ ಉತ್ತಮ ಶಿಕ್ಷಕಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವರ ಜೀವನ ಅನುಭವ, ಇವರ ಚಿಂತನೆಗಳು, ಈ ರಾಷ್ಟ್ರ ಪ್ರಶಸ್ತಿಯ ಪಯಣ ಹೇಗೆಲ್ಲ ಇತ್ತು ಎಂಬುದನ್ನ ತಿಳಿದುಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಜೊತೆಗೆ ಅಭಿನಂದನೆಗಳು ಮೇಡಮ್.
8: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
7: ಮೇಡಮ್, ಬೇರೆ ಬೇರೆ ವೃತ್ತಿಗಳೆಲ್ಲ ಇತ್ತು, ಅದರಲ್ಲಿ ಶಿಕ್ಷಣ ಕ್ಷೇತ್ರವೇ ಬೇಕು ಅಥವಾ ಶಿಕ್ಷಕರೇ ಆಗ್ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆ ಮೇಡಮ್?
8: ನನ್ಗೆ ನನ್ನ ಪ್ರೈಮರಿ ಸ್ಕೂಲ್ ನೆನ್ಪಾಡ್ಕೊಳ್ಳಿ, ತೀರ್ಥಹಳ್ಳಿಯಲ್ಲಿ ಕುರುವಳ್ಳಿ ಅಂತ, ಅಲ್ಲೊಂದು ಪುತ್ತಿಗೆ ಮಠ, ಅದ್ರ ಪಕ್ಕದಲ್ಲಿ ಒಂದು ಪುಟ್ಟ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುವಳ್ಳಿ ಅಂತ. ಅಲ್ಲಿ ನನ್ನ 1-7 ತರಗತಿ, ಅಲ್ಲಿ ನನಗೆ ಸಿಕ್ಕಂತ ಶಿಕ್ಷಕರೇ ನನಗೆ ಈ ಶಿಕ್ಷಕಿ ಆಗ್ಬೇಕು ಅಂತ ಕನಸನ್ನು ಕಟ್ಟಕ್ಕೆ ಅವಕಾಶ. ಹೌದೌದು, ಹೌದೌದು, ಗಣೇಶ್ ಕುಮಾರ್ ಅಂತ ಈಗ್ಲೂ ಇದಾರೆ ಇಬ್ರು, ಕೌಸಲ್ಯ ಬಾಯಿ ಮತ್ತೆ ರೇಣುಕಾ ಬಾಯಿ ಅಂತ ಈಗ್ಲೂ ಇಲ್ಲಿ ತೀರ್ಥಳ್ಳಿಲಿದ್ದಾರೆ. ಅವರೆಲ್ಲ ಕಟ್ಕೊಟ್ಟಿದ್ದು ಅವ್ರ ಪ್ರೀತಿ, ಅವ್ರ ಪಾಠ ಮಾಡುವ ರೀತಿ, ನಮ್ಮನ್ನ ಆಸೆ ಮಾಡಿದ ರೀತಿ, ಅದೆಲ್ಲ ನನಗೆ ನಾನು ಟೀಚರ್ ಆಗ್ಲೇಬೇಕು ಅಂತ. ಅವಾಗೆಲ್ಲ ಕಟ್ಕೊಳ್ಳೋದು ನಿಜವಾಗ್ಲೂ ಅಂದ್ರೆ, ಈಗ್ಲೂ ನಾವು ಶಾಲೆಯಲ್ಲಿ ಮಕ್ಳ ಹತ್ರ ಕೇಳಿದ ತಕ್ಷಣ ಏನಾಗ್ಬೇಕಂದ್ರೆ ಅವ್ರು ಟೀಚರ್ ಆಗ್ಬೇಕಂತಾನೆ ಹೇಳೋದು. ಬಟ್ ಅವತ್ತು ನಾನು ಕಟ್ಟಿದ ಕನಸು ನಾನು ಎಲ್ಲೂ ಬಿಡ್ಲಿಲ್ಲ. ಆಫ್ಟರ್ ಡಿ ಕಂಪ್ಲೀಷನ್ ಆಫ್ ಮೈ ಡಿಗ್ರಿ ಬಿ ಕಾಮ್ ಆದ್ಮೇಲೆ ನಾನು ಮತ್ತೆ ಹೋಗಿ ಟಿ ಸಿ ಎಚ್ ಗೆ ಜಾಯಿನ್ ಆಗಿದ್ದು. ಮನೆಯಲ್ಲ ಸ್ವಲ್ಪ ಗಲಾಟಿಯನ್ನೇ ಮಾಡಿ ಎಂ ಕಾಮ್ ಮಾಡು ಅಂದ್ರೆ ಕೇಳಲಿಲ್ಲ ನಂಗೆ, ಯಾಕಂದ್ರೆ ಅದ್ರ ಮೇಲೆ ಅಷ್ಟು ಆಸೆ ನಾನು ಟೀಚರೇ ಆಗ್ಬೇಕು ಅಂತ. ಸೊ ನಾನು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡೆ.
7: ಮೇಡಮ್, ನೀವು ಇಷ್ಟಪಟ್ಟಂತೆ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರಿ, ಶಿಕ್ಷಕರು ಆದ್ರಿ, ನಂತರದಲ್ಲಿ ಏನೆಲ್ಲ ಕನಸುಗಳನ್ನ ಹೊತ್ತು ಈ ಶಿಕ್ಷಣ ವೃತ್ತಿ ಬಂದ್ರಿ?
8: ನನ್ಗೇನಿಲ್ಲ, ನಾನು ಒಳ್ಳೆ ಟೀಚರ್ ಆಗ್ಬೇಕು, ನನ್ ಮಕ್ಕಳು ಚೆನ್ನಾಗಿ ಓದ್ಬೇಕು, ಅವರು ಅವ್ರ ಕಾಲ್ ಮೇಲೆ ನಿಲ್ಬೇಕು. ಯಾಕಂದ್ರೆ ಫುಲ್ ಈಗ್ಲಿಗಿಂತ ಭಿನ್ನವಾದ ಸಂದರ್ಭ, 30 ವರ್ಷದಿಂದ ಫುಲ್ ಬಡತನ. ನಾವು ಬಡತನದಿಂದಲೇ ಕಲ್ತೋದವರು, ನಾವು ಹೋದ ಶಾಲೆಯಲ್ಲಿ ಇರುವಂತ ಮಕ್ಕಳ ಪರಿಸ್ಥಿತಿನೂ, 4-5 ನನ್ನ ಮನೇಲಿ ಮಕ್ಕಳು, ಕೂಲಿ ಮಾಡುವಂತ ತಂದೆ ತಾಯಿ, ಮಕ್ಕಳಿಗೆ ಶಿಕ್ಷಕರೇ ಎಲ್ಲ. ನಾವೇನ್ ಅವ್ರಿಗೆ ಹೇಳ್ಕೊಡ್ತೀವಿ ಅದೇ ಇಲ್ಲ. ಇವತ್ತಿನ ಯಾವ ಆಧುನಿಕ ಸೌಲಭ್ಯ ಅವ್ರಿಗೆ ಗೊತ್ತೇ ಇಲ್ಲ. ಮನೇಲಿ ಲೈಟ್ ಕೂಡ ಇಲ್ಲ, ಒಂದು ಸಿಂಗಲ್ ರೂಮ್ ಒಳಗೆ ಸಗಡಿ ಹಾಕಿ ಸಾರ್ಸಿದ ಇದ್ರ ಮೇಲೆ ಒಂದು ಚಾಪೆ ಹಾಕೊಂಡು ಕೆಲವು ಮಕ್ಳಂತೂ ನನ್ನ ಕಾರೋಗಳಿಗೆ, ನನ್ನ ಮೊದಲನೇ ಶಾಲೆ ಅಲ್ಲಿ ಕೆಲವು ಮಕ್ಳಂತೂ ನನ್ಗೆ ಇವತ್ತಿಗೂ ನೆನಪಿದೆ, 12 ಗಂಟೆ ರಾತ್ರಿ ತನಕ ಅಡಿಕೆ ಸುಲಿದು ತಮ್ಮಗೆ ಬೇಕಾದ ಖರ್ಚಿಗೆ ಮಾಡಿಕೊಂಡು 12 ಗಂಟೆ ಮೇಲೆ ಹೋಮ್ವರ್ಕ್ ಅನ್ನು ಬರೆದು ಒಂದು ದಿನ ಹೋಮ್ವರ್ಕ್ ತಲುಪಿಸ್ತಿರಲಿಲ್ಲ ಮೇಡಮ್ ಅವರು. ಅಷ್ಟು ಚಂದ ಓದುವಂತ ವಾತಾವರಣ ಇದ್ದಂತದ್ದು. ಹಾಗಾಗಿ ನಂಗೆ ಅಷ್ಟೇ, ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು, ಈ ಸಮಾಜಕ್ಕೆ ಎಲ್ಲವರು ಹೊರೆ ಆಗ್ಬಾರ್ದು. ಓ, ಹೀಗೂ ನಾನು ಬದುಕ್ಬೋದು, ಬಡತನ ಅನ್ನೋದು ಖಂಡಿತ ಶಾಪ ಅಲ್ಲ, ಅದನ್ನ ಹಠವಾಗಿ ಪರಿವರ್ತನೆ ಮಾಡ್ಕೊಂಡ್ರೆ ಏನು ಮಾಡ್ಬೋದು ಅಂತ ನನ್ ಮಗು ಗೊತ್ತಾಗ್ಬೇಕು. ಇಷ್ಟೇ ನಂದು.
7: ಇಷ್ಟು ಕನಸನ್ನ ಇಟ್ಕೊಂಡು ಬಂದ್ರೆ
8: ಹೌದು ಖಂಡಿತ.
7: ಮೇಡಮ್, ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಮಕ್ಕಳು ಅಂದ್ರೆ, ಈಗ ಎಲ್ಲ ಮಕ್ಕಳು ಕೂಡ 100% ತೆಗಿಯಲ್ಲ, ಬುದ್ಧಿವಂತರು ಇರಲ್ಲ, ಕೆಲವು ಮಕ್ಕಳು ಕಲಿಕೆಯಲ್ಲಿ ಹಿಂದಿರ್ತಾರೆ. ಅಂತ ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಏನೆಲ್ಲ ತಂತ್ರಗಳನ್ನ ಬಳಸ್ಕೊಂಡ್ರಿ, ಹಾಗೆ ಯಾವೆಲ್ಲ ವಿಧಾನಗಳನ್ನ ಅಳವಡಿಸ್ಕೊಂಡ್ರಿ, ಅದ್ರ ಬಗ್ಗೆ ಹೇಳ್ಬೋದಾ?
8: ಅದೇ ನಮ್ ಮುಖ್ಯವಾಗಿದ್ದು. ಈಗ ನಮ್ಮಲ್ಲಿ 50 ಮಕ್ಳು ಬಂದ್ರೆ ಅದ್ರಲ್ಲಿ ಕನಿಷ್ಠ 15-20 ಮಕ್ಳು ಸ್ವಲ್ಪ ಕಲಿಕೆನಲ್ಲಿ ಮೇಲ್ಮಟ್ಟದಲ್ಲಿ ಇರೋದಿಲ್ಲ. ಅವರಿಗೆ ಆಸಕ್ತಿ ಇರುತ್ತೆ, ಆದ್ರೆ ಅವರ IQ ಕಡಿಮೆ ಇರ್ಬೋದು. ಕೆಲವು ಸತಿ ಅವ್ರ ತುಂಟತನ ಅದಕ್ಕೆ ದಾರಿ ಆಗಿರ್ಬೋದು, ಅಥವಾ ಕೆಲವು ಸತಿ ಅವ್ರ ಮನೆ ಪರಿಸರ, ತಂದೆ ತಾಯಿ ಅವರನ್ನು ಬೆಳೆಸಿದ್ದು ಅಥವಾ ತಂದೆ ತಾಯಿ ಇರುವ ಪರಿಸರ ಕೂಡ ಈ ಅವರ ಕಲಿಕೆಗೆ ಹಿನ್ನಡೆ ಆಗ್ಬೋದು. ಆ ಸಂದರ್ಭದಲ್ಲಿ ಅವ್ರಿಗೆ ಮೊದಲು ನಾವು ಕೊಡ್ಬೇಕಾಗಿದ್ದೆ ನಿನ್ನಿಂದ ಸಾಧ್ಯ, ನನಗೂ ಆಗತ್ತೆ ಅನ್ನುವಂತಹ ಗಟ್ಟಿತನವನ್ನು ಅವರಲ್ಲಿ ತುಂಬಿದ್ನಾವು,
7: ಭರವಸೆಯನ್ನ ತುಂಬಾ
8: ನಿಂಗ ಆಗತ್ತೆ, ನೀನ್ ಮಾಡು, ಆಗತ್ತೆ ಮಾಡು, ಆಗತ್ತೆ ಮಾಡು. ಅದಕ್ಕೆ ಇದು ಹೇಳಂದ್ರೆ ನಾವೇ ಜೊತೆ ಇರ್ಬೇಕು.
7: ಹೌದು,
8: ನಿನ್ಗ ಆಗತ್ತೆ ಮಾಡು, ಆಗತ್ತೆ ಮಾಡು ಅಂತ ದಬ್ಬಿ ಬಿಟ್ಟರೆ ಸಾಕಾಗೋದಿಲ್ಲ. ಅವ್ರ ಹಿಂದೆ ನಾವಿರ್ಬೇಕು, ನೋಡು ಇವತ್ತು ಇಷ್ಟ ಸ್ಪರ್ಧೆ. ಆಮೇಲೆ ಒಂದೇ ಸತಿ ಅವರಿಗೆ ತುರ್ಕಕ್ ಹೋಗ್ಬಾರ್ದು, ಅಷ್ಟೇ. ಈಗ ಒಂದು ದೊಡ್ಡ ತುತ್ತನ್ನು ಬಾಯಿಗೆ ಹಾಕಿ ಮಗು ಗಂಟ್ಲು ಕಟ್ಟತ್ತೆ, ಹಾಗಲ್ಲ. ಅಷ್ಟೇ ಸ್ಪೂನ್ ಅಲ್ಲಿ ಇಷ್ಟೇ ಹಾಕ್ತಾ ಹಾಕ್ತಾ ಬಂದ್ರೆ ಅದನ್ನ ಧರಿಸ್ಕೊಳ್ತಾ ಹೋಗ್ತದೆ. ಯಾಕಂದ್ರೆ ಎಷ್ಟೋ ಅಂತಹ ಹಿಂದಿನವರು ಉದಾಹರಣೆಗಳಿದೆ, ಎಲ್ಲರೂ ಒಂದೇ ಸತಿಗೆ ಎಸ್ಎಲ್ ಸಿ ನಲ್ಲಿ ಫೇಲ್ ಆದರೂ ಕೂಡ ಡಿಗ್ರಿನಲ್ಲಿ ರ್ಯಾಂಕ್ ತಗೊಂಡಿರ್ತಾರೆ. ಯಾಕಂದ್ರೆ ಸಮಯ ಸಂದರ್ಭ ಅವರಿಗೆ ಅನುಕೂಲ ಆಗಿರಲ್ಲ. ಅನುಕೂಲವನ್ನು ಮಾಡಿಕೊಡುವಂತ ಕೆಲಸವನ್ನು ನಾವು ಶಿಕ್ಷಕರು ಮಾಡ್ಬೇಕು. ಅದರಲ್ಲೂ ಎಸ್ಪೆಷಲಿ ಪ್ರಾಥಮಿಕ ಶಾಲಾ ಶಿಕ್ಷಕರದಂತೂ ಇದು ದೊಡ್ಡ ಜವಾಬ್ದಾರಿ. ಆ ಮಗುವಿನ ಸಮಸ್ಯೆಯನ್ನು ಗುರುತಿಸಿ ಆ ಮಗು ಏನು ಬೇಕು ಅನ್ನೋದನ್ನ ಕಂಡು ಹಿಡ್ಕೊಳ್ಬೇಕು ಮೊದಲಿಗೆ.
7: ಪ್ರಸ್ತುತ ಮಕ್ಕಳ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಪಾಠ
8: ಮಾಡ್ಕೊಳ್ಬೇಕು. ಆಮೇಲೆ ಬರೇ ಮಗುವನ್ನೇ ತೂಷಣೆ ಮಾಡ್ರಾಗಲ್ಲ. ಪ್ರತಿದಿನ ಒಂದು ಮಗು ಹೋಮ್ ವರ್ಕ್ ಬರ್ಕೊಳ್ಳಲ್ಲ, ಬರ್ಕೊಂಡ್ಬರಲ್ಲ ಅಂತ ಹೊಡೆದ್ರೆ ಬರಲ್ಲ. ಅದು ಯಾಕೆ ಬರೆಯಲ್ಲ, ಬರ್ಕೊಂಡ್ ಬರಲ್ಲ ಅನ್ನೋದಕ್ಕೆ ಒಂದು ಕಾರಣ ಮನೆಯ ಪರಿಸ್ಥಿತಿ ಆಗಿರ್ಬೋದು. ಒಂದ್ಸತಿ ನಾವು ಅವಲೋಕನ ಮಾಡ್ಬೇಕು, ಏನಾಗಿರ್ಬೋದು ಆ ಮನೆಯಲ್ಲಿ ಆ ಮಗುಗೆ ಆ ಸಂದರ್ಭ ಅಥವಾ ವಾತಾವರಣ ಕ್ರಿಯೇಟ್ ಆಗ್ಲಿಕ್ಕೆ ಆಗದೇ ಇರ್ಬೋದು. ಅದೆಲ್ಲ ಒಂದ್ಸತಿ ಸ್ಟಡಿ ಮಾಡಿದ್ರೆ ಖಂಡಿತವಾಗ್ಲೂ ಆ ಮಗು ಒಂದ್ ಸರಿ ದಾರಿಗೆ ನಾವು ಎಲ್ಲ ಅಂತಹ ಮಕ್ಕಳನ್ನ ನಾವು ದಾರಿಗೆ ತಂದ್ಕೊಳ್ಬಹುದು.
7: ಇಷ್ಟೆಲ್ಲ ಪ್ರಯತ್ನ ಬೇಕಾಗತ್ತೆ ಶಿಕ್ಷಕರಾಗಿ ಅಂತಂದ್ರೆ. ಶಿಕ್ಷಕರ ವೃತ್ತಿಯಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಅಂತ.
8: ತುಂಬಾ ಬೇಕು ತಾಳ್ಮೆ ಬೇಕು, ಮತ್ತೆ ಮಾಡ್ಲೇಬೇಕು ಅನ್ನೋ ಹಠ ಕೂಡ ಬೇಕು. ಅಂದ್ರೆ ಮಾಡಿದ್ದನ್ನ ಹಿಂದೆ ಅಂದ್ರೆ ಅಲ್ಲಿ ನಿಲ್ಸಬಾರ್ದು, ಅದು ಮುಂದುವರಿತಾನೆ ಹೋಗ್ಬೇಕು. ಅವಾಗ ನಮಗೊಂದು ಅಂದ್ರೆ ಖುಷಿ ಇರುತ್ತೆ, ಓ ಈ ಮಗು ಈ ಸರಿ ದಾರಿಗೆ ಬಂತಲ್ಲ, ಈ ತರ ಆಯ್ತಲ್ಲ, ನಮಗೂ ಸಂಭ್ರಮ ಇರುತ್ತೆ. ಆ ಸಂಭ್ರಮ ಇನ್ನಷ್ಟು ನಮ್ಮ ಕೆಲಸಗಳಿಗೆ ದಾರಿ ಮಾಡ್ಕೊಡತ್ತೆ.
7: ಮಕ್ಕಳ ಸಮಸ್ಯೆಯನ್ನ ಮೇಲ್ನೋಟಕ್ಕೆ ನಾವು ಜಡ್ಜ್ ಮಾಡದೆ ಅಳೆಯದೆ ಮಕ್ಕಳ ಮಟ್ಟಕ್ಕೆ ಇಳಿದು ನೋಡಿದಾಗ ಆ ಸಮಸ್ಯೆ ಏನು, ಆ ಸಮಸ್ಯೆಗೆ ಪರಿಹಾರ ಏನು, ಏನೆಲ್ಲ ಕಂಡ್ಕೊಳ್ಳ್ರೆ ಆ ಮಗು ಕಲಿಕೆಯಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ, ಈ ಎಲ್ಲ ವಿಚಾರವನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಮಕ್ಕಳ ಕಲಿಕೆ ಪ್ರಗತಿಯತ್ತ ಸಾಗಲಿಕ್ಕೆ ಸಾಧ್ಯ ಎಂಬುದನ್ನ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾದಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರು ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಮತಿ ರತ್ನಕುಮಾರಿ ಅವರು ತಿಳಿಸಿದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
10: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
11: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
9: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
12: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
9: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
13: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು RJ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರು ಹೊಸನಗರ ತಾಲೂಕು ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಮತಿ ರತ್ನಕುಮಾರಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬೇರೆ ಬೇರೆ ವೃತ್ತಿಗಳಿದ್ರು ಕೂಡ ಶಿಕ್ಷಕರೇ ಆಗ್ಬೇಕು ಅನ್ನುವಂಥ ಇವರ ಕನಸು ನನಸಾಗಿದ್ದಿರಬಹುದು. ಹಾಗೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಹೇಗೆಲ್ಲ ಶ್ರಮಿಸುತ್ತಿದ್ದಾರೆ, ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರು ಶಾಲೆ ಸಹ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಎಂಬುದನ್ನ ತಿಳ್ಕೊಂಡ್ವಿ. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಮೇಡಮ್, ಪ್ರತಿಯೊಬ್ಬ ಪೋಷಕರಿಗೂ ಕೂಡ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಫಸ್ಟ್ ಕ್ಲಾಸಲ್ಲೇ ಬರಬೇಕು, ಹೆಚ್ಚು ಮಾರ್ಕ್ಸ್ ತೆಗಿಬೇಕು, ರ್ಯಾಂಕ್ ಬರಬೇಕು ಅನ್ನೋಂಥ ಮನಸ್ಥಿತಿ ಎಲ್ಲ ಪೋಷಕರಲ್ಲೂ ನಾವೀಗ ನೋಡ್ತೀವಿ. ಇಂಥ ಪೋಷಕರಿಗೆ ಏನು ಸಲಹೆ ಕೊಡೋದಕ್ಕೆ ಅಥವಾ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
8: ಅಂದ್ರೆ ನಮ್ದು ಪುಟ್ಟ ಹಳ್ಳಿ ಶಾಲೆ ಆದ್ರಿಂದ ಪೋಷಕರ ಮನಸ್ಸಲ್ಲಿ ಇದೆ, ನನ್ನ ಮಕ್ಕಳು ಇಂಗ್ಲಿಷ್ ಜಾಸ್ತಿ ಕಲಿಬೇಕು, ಅಂಕ ಜಾಸ್ತಿ ಪಡಿಬೇಕು ಅಂತ ಎಲ್ಲದೂ ಇದೆ, ನನ್ನ ಮಗ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕಂತೆಲ್ಲ ಇದೆ. ಅದಕ್ಕಿಂತ ಮೊದಲಾಗಿ ಪೋಷಕರ ಸಭೆಗಳಿದ್ದಾಗ ನಾವು ಅವರಿಗೆ ಮೊದಲು ಮಗುವನ್ನು ಮನುಷ್ಯನನ್ನಾಗಿ ಬೆಳೆಸ್ಬೇಕು ಅನ್ನೋದನ್ನ ತಂದೆ ತಾಯಿಯಲ್ಲಿ ಮೊದಲು ತುಂಬಬೇಕು. ಅಂಕದಿಂದ ಹೋಗೋದು ಬದಲಾಗಿ ಮಗುವನ್ನು ಒಬ್ಬ ಈ ಸಮಾಜಕ್ಕೆ ಹೋಗುವಂತ ಒಳ್ಳೆ ಮಗುವನ್ನಾಗಿ ಮಾಡಿದ್ಮೇಲೆ ಅದು ಅಂಕ ಪಡೆದೇ ಪಡೆಯುತ್ತೆ, ಓದೇ ಓದುತ್ತೆ, ಕಲಿತೆ ಕಲಿಯುತ್ತೆ, ತನ್ನ ಕಾಲ ಮೇಲೆ ತಾನು ನಿತ್ಯ ನಿಲ್ಲುತ್ತೆ. ನೀನ್ ಇಂಜಿನಿಯರ್ ಆಗು, ನೀ ಡಾಕ್ಟ್ರೆ ಆಗು, ನೀ ಹೀಗೆ ಆಗ್ಬೇಕು ಅಂತ ಎಲ್ಲೂ ಮಗು ತುಂಬಕ್ ಹೋಗ್ಬಾರ್ದು. ಆ ತುಂಬದಂತಹ ರೀತಿನಲ್ಲಿ ತಂದೆ ತಾಯಿನ ಒಂದ್ ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕು. ಮೊದಲು ಈ ಸಮಾಜಕ್ಕೆ ಬೇಕುವಂತ ತಂದೆ ತಾಯಿನೇ ಗೌರವಿಸದ ಮಕ್ಕಳು ರ್ಯಾಂಕ್ ತೆಗೆದ್ರೇನು ಏನ್
14: ತೆಗೆದ್ರೆ ಕಷ್ಟ ಆಗ್ಬಿಡುತ್ತೆ.
8: ಹೌದು, ಅದನ್ನ ಮೊದಲು ತಂದೆ ತಾಯಿ ನಾವು ಹೇಳ್ಕೊಡ್ಬೇಕು, ಇದು ಹೀಗಿರ್ಬೇಕು, ಹೀಗೆ ನಮ್ಮಲ್ಲಿ ನಾವು ಕಂಡೀಷನೇ ಮಾಡ್ತೀವಿ. ಮಕ್ಳ ಮನೆ ಮೇಲೆ ದಯವಿಟ್ಟು ಮೊಬೈಲ್ ಅನ್ನೆಲ್ಲ ಬಳಸ್ಬೇಡಿ, ನೀವು ಬಳಸಿದ ತಕ್ಷಣ ಏನಾಗುತ್ತೆ, ಅವರು ಬಳಸ್ತಾರೆ. ಅಥವಾ ನೀವು ಬಾಗ್ಲು ಹಾಕೊಂಡು ಮಗುವನ್ನು ಓದಕ್ ಒಳಗೆ ಕೂರ್ತಿದ್ರೆ ಅದ್ರ ಮನಸ್ಸು ಪೂರ್ತಿ ಹೊರಗಡೆನೆ ಇರುತ್ತೆ, ಟಿವಿ ಮೇಲೆ ಇರುತ್ತೆ, ನೀವು ತಿಳ್ಕೊಳ್ಳೋ ಮೊಬೈಲ್ ಮೇಲೆ ಇರುತ್ತೆ. ಯಾವತ್ತೂ ಅಷ್ಟು ಕೆಟ್ಟದ್ದು ಬೇಗ ನಮ್ಮ ಮೇಲೆ ಪರಿಣಾಮ
14: ಬೀರುತ್ತೆ.
8: ಅದಕ್ಕೆ ಅವಕಾಶ ಕೊಡದಿದ್ದಲ್ಲಿ ಪೋಷಕರನ್ನು ತಯಾರು ಮಾಡ್ಕೊಳ್ಬೇಕು. ಯಾಕಂದ್ರೆ ನಾಳೆ ಅವ್ರು ಏನೇ ಮಾಡಿದ್ರು ಎಲ್ಲದೂ ಮಾಡೋದು ನಾವು ಅನ್ಕೊಳ್ತೀವಿ. ಹಿಂದಿಂದಲೂ ನಮ್ದು ಪದ್ಧತಿ, ನಾವು ತಂದೆ ತಾಯಿ ಎಲ್ಲ ಮಾಡೋದು ಯಾರಿಗಾಗಿ, ನಮ್ಮ ಮಕ್ಕಳಿಗಾಗಿ ಅಂತ ಅದನ್ನು ಬಂದೋಗಿದೆ. ಆ ಮಕ್ಕಳಿಗೆ ಅದ್ರ ಏನನ್ನು ಮಾಡ್ಬೇಕು ನಾವು? ಹಣ ಮಾಡೋದು ಬೇಡ, ಜಮೀನು ಬೇಡ, ಏನು ಬೇಡ, ಒಳ್ಳೆ ಸಂಸ್ಕಾರ ಕೊಟ್ಟರೆ ಸಾಕು. ಆ ಮಗು ಮತ್ತೆಲ್ಲೂ ತನ್ನನ್ನು ತಾನು ಹಿನ್ನಡೆ ಹಿಡಿಯೋದು ಇರೋದೇ ಇಲ್ಲ. ಸಾಕಷ್ಟು ನಮ್ಮ ಮಕ್ಕಳು ಈ ತರದಲ್ಲಿ ಇದಾರೆ, ಖುಷಿ ಪಡುವಂತ ವಿಚಾರನೆ.
14: ಆಸ್ತಿಯಾಗಿ ಬೆಳೆಸಿ ಅಂತ ನೀವು ಹೇಳೋದು?
8: ಖಂಡಿತ ಖಂಡಿತ, ಅವರೇ ಆಸ್ತಿ.
14: ಹೌದು
8: ಹೌದು. ಈಗ ನನಗೆ ಮೇಲೆ ನನ್ನ ಅಮ್ಮನಿಗೆ 96 ವರ್ಷ, ನಮ್ಮಲ್ಲಿ 5 ಜನ ಮಕ್ಕಳು, 5 ಜನನು ಒಂದು ಒಳ್ಳೆ ರೀತಿನಲ್ಲಿ ಇದೀವಿ. ಈಗ ಅಮ್ಮನಿಗೆ ಗೊತ್ತಾಗ ಎಲ್ಲರೂ ಗೊತ್ತಾಗ್ತದೆ, ಅಷ್ಟು ವಯಸ್ಸಾದ್ರೂ ಗೊತ್ತಾಗ್ತದೆ, ಅಮ್ಮ ನಿಮ್ಮ ಮಗಳಿಗೆ ರಾಷ್ಟ್ರ ಪ್ರಶಸ್ತಿ ಬಂದ್ರೆ ಅವಳು ಕಣ್ಣಲ್ಲಿ ನೀರು ಹಾಕ್ತಾಳೆ. ಹಾ, ನನಗಿದ ಹೇಳ್ಕೊಳ್ಬೇಕು. ಯಾಕಂದ್ರೆ ನನ್ನ ಅಮ್ಮನ ಕಣ್ಣಲ್ಲಿ ತೀರ ಬಡ್ತಾನ ನಮ್ದು ಒಂದ್ ಕಾಲದಲ್ಲಿ ಅಮ್ಮನಲ್ಲಿ ಈ ಸಂತೋಷಕ್ಕೆ ನಾನು ಕಾರಣ ಆದೆ ಅಲ್ಲ, ಅದು ನನ್ನ ಮಕ್ಕಳಿಗೆ ದಾರಿ ಆಗ್ಬೇಕು. ಓ, ನನ್ನಮ್ಮ ಹೀಗ್ ಮಾಡಿದಾಳೆ, ನಾವು ಏನಾಗ್ಬೇಕು. ಈ ತರದಲ್ಲಿ ಅಂದ್ರೆ ನೈಜ ಉದಾಹರಣೆಗಳ ಮೂಲಕನೇ ಮಕ್ಕಳನ್ನ ತಯಾರು ಮಾಡ್ತಾ ಹೋಗ್ಬೇಕು ಅಂತ ನಾವೆಲ್ಲ ಚಿಕ್ಕ ಚಿಕ್ಕ ನನ್ ಬಂದಲ್ಲ, ಇಡೀ ನನ್ನ ಶಾಲೆ ಸಮಟಗಾರ ಶಾಲೆ ಟೀಮ್ ಏನಿದೆ ಇದ್ರ ಮೇಲೆ ಇಟ್ಕೊಂಡಿದೆ.
7: ಈಗ ಮಕ್ಕಳ ಮೇಲೆ ಶಿಕ್ಷಕರು ಹೇಗೆ ಪರಿಣಾಮವನ್ನ ಬೀರ್ತಾರೋ ಅದೇ ರೀತಿ ಪೋಷಕರು ಸಹ ಮಕ್ಕಳಿಗೆ ಮಾದರಿಯಾಗಿರ್ಬೇಕು ಅಂತ ನೀವ್ ಹೇಳೋದು?
8: ಮಾದರಿನೇ ಆಗ್ಬೇಕು ಮೇಡಮ್. ತಾಯಿ ಹೇಗಿರ್ತಾರೆ, ತಂದೆ ಹೇಗಿರ್ತಾರೆ, ಅದು ಕೂಡ. ಯಾಕಂದ್ರೆ ಒಂದಷ್ಟು ಹೊತ್ತು ನಮ್ ಶಾಲೆನಲ್ಲಿ ನಮ್ ಜೊತೆ ಇರ್ತಾರೆ, ಮತ್ತಷ್ಟು ಹೊತ್ತು ಅವರು ಪೋಷಕರ ಜೊತೆ ಇರೋದಲ್ಲ. ಅಲ್ಲಿ ಅವರು ಬೇಡದ್ದನ್ನ ಕಂಡ್ರೆ, ಬೇಡದ್ದನ್ನ ನೋಡಿದ್ರೆ ಅದು ಅವ್ರಿಗೆ ಹೆಚ್ಚು ಆಕರ್ಷಣೆ ಅನಿಸಿದಾಗ ನಮ್ಮಿಂದ ಅವರು ವಂಚಿತರಾಗ್ಬೋದು, ನಮ್ಮಿಂದ ದೂರ ಹೋಗ್ಬೋದು. ಓ, ಶಾಲೆಯಲ್ಲಿ ಪಾಠ ಆದಲ್ಲಿ ಅವ್ರಿಗೆ ಬೇಡ ಅನ್ಸ್ಬೋದು. ಅದರಿಂದ ಹೆಚ್ಚು ಪೋಷಕರು ಕೂಡ ನಾವು ಸರಿ ಮಾಡ್ಕೊಳ್ಳೇಬೇಕಾಗ್ತದೆ. ಅವರಿಗೂ ಒಂದಷ್ಟು ಬೋಧನೆಗಳು ಬೇಕಾಗ್ತದೆ, ಹೀಗಿರ್ಬೇಕು ಅಂತೇಳಿ. ಅದು ನಮ್ಮ ಶಾಲೆನಲ್ಲಿ ಒಂದ್ ಹಂತದಲ್ಲಿ ನಡೀತಾ ಇದೆ, ನಡಿಬೇಕಾಗತ್ತೆ. ಎಲ್ಲರೂ ಇದನ್ನ ನಡೆಸೋದು ಒಳ್ಳೆ, ಕೆಲವು ಸತಿ ಕೇಳೋದಿಲ್ಲ ಕೆಲವು ಪೋಷಕರು ಅಂತ ಅಂತಾರೆ, ಆದ್ರೆ ಪ್ರಯತ್ನವನ್ನು ಬಿಡಬಾರ್ದು. ನಾನ್ ಹೇಳೋದು
14: ಪ್ರಯತ್ನ ಬಿಡಬಾರ್ದು,
8: ಕೈ ಚೆಲ್ಬಾರ್ದು, ಯಾವುದಕ್ಕೂ ಹತಾಶೆನೂ ಆಗ್ಬಾರ್ದು, ಕೈ ಚೆಲ್ಬಾರ್ದು. ಇದು ನನ್ ಈ 30 ವರ್ಷದ ಕೆರಿಯರ್ ಅಲ್ಲಿ ಕಂಡ್ಕೊಂಡಿದ್ದು. ಹತಾಶೆಯಾಗಿ ಬಿಟ್ಟರೆ ಮತ್ತೆ ನಾವು ಸೋತ್ವಿ ಅಂತ ಲೆಕ್ಕ, ಸೋಲನ್ನು ಒಪ್ಕೊಂಡ ಹಾಗೆ. ಸೋಲನ್ನು ಒಪ್ಕೊಳ್ಬಾರ್ದು, ಅದನ್ನ ನಾವು ಶಿಕ್ಷಕರ ಇದಾಗಬಾರ್ದು, ನಡೆ ಆಗ್ಬಾರ್ದು. ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಮೇಲತ್ತಿದ್ರೆ ಅಲ್ಲೆಲ್ಲೋ ಒಂದ್ ಕಡೆ ರಿಸಲ್ಟ್ ಒಳ್ಳೇದಾಗಿ ಫಲಿತಾಂಶ ಬಂದೇ ಬರುತ್ತೆ.
7: ಹಾಗೆ ಮೇಡಮ್, ಮಲೆನಾಡಿನ ಒಂದು ಪುಟ್ಟ ಶಾಲೆ ಸಮಟಗಾರು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ. ನಿಮ್ಗೆ ಯಾವತ್ತಾದ್ರೂ ನಗರದಲ್ಲಿರುವಂತಹ ಶಾಲೆಗಳಿಗೆ ಅಥವಾ CRP ಆಗಿ ಅವಕಾಶಗಳನ್ನ ಪಡೆದು ನಗರದ ಕಡೆ ಹೋಗ್ಬೇಕು ಅಂತ ಯಾವತ್ತೂ ಅನಿಸ್ಲಿಲ್ವಾ? ಇದುವರೆಗೆ ಮಲೆನಾಡಿನ ಒಂದು ಪುಟ್ಟ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ. ನಿಮ್ಗೆ ಎಂದಾದ್ರೂ ನಗರದ ಶಾಲೆಗಳಿಗೆ ಅಥವಾ CRP ಅಥವಾ ಇತರ ಅವಕಾಶಗಳು ಪಡೆದು ನಗರ ಕಡೆ ಹೋಗ್ಬೇಕು ಅಂತ ಯಾವತ್ತೂ ಅನಿಸಿಲ್ವಾ?
8: ಒಂದು ಕ್ಷಣಕ್ಕೂ ಅನ್ಸಿಲ್ಲ, ಅನ್ಸೋದು ಇಲ್ಲ. ಯಾಕಂದ್ರೆ ನನ್ ಎಷ್ಟು ಸತಿ ಅಂಬಿಕಾ ಟೀಚರ್ ನಮ್ಮಲ್ಲಿರೋರ್ನ, ಪ್ರಿಯಾಂಕನ್ ಅವ್ರನ್ನೆಲ್ಲ ನನ್ನನ್ನು MRP ಆಗಿ BO ಆಫೀಸ್ ಅಲ್ಲಿ ಸೀದಲ್ಲಿ ಕರಿತಾನೆ ಇರ್ತಾರೆ. ನಾವು ಹೋದ್ವಿ ಅಂದ್ರೆ MRP ಆಗಿ ತಗೊಂಡ ತಕ್ಷಣ ಒಂದು ಸಮಸ್ಯೆ ಏನಂದ್ರೆ, ನಾವು ತಗೊಳ್ತೀವಿ, ಬಂದು ಇಲ್ಲಿ ತಾಲೂಕಲ್ಲಿ ಕೊಡ್ಬೇಕು, 15-20 ತಿಂಗಳುಗಟ್ಟಲೆ ಕೊಡ್ತಾ ಹೋದ್ರೆ ನಮ್ ಈ ಮಕ್ಳು ಮಕ್ಳ ಗತಿ ಏನು ಇದೆ ನಮ್ ತಲೆನಲ್ಲಿ. ಹಾಗಾಗಿ ಎಷ್ಟೋ ಸತಿ ನಾವು ಇಲಾಖೆಯಿಂದ, ಪಾಪ ಅವರಿಗೂ ಕಷ್ಟ, ಇಲಾಖೆಯಿಂದ ಬಯಸ್ಕೊಂಡಿದೀವಿ ನಿಮ್ ಶಾಲೆಯಿಂದ ಯಾರು ನೀವು ಬರಲ್ಲ ಅಂತ. ಬಟ್ ನಮ್ ಶಾಲೆಯಲ್ಲಿ ಸಮಸ್ಯೆ ಏನು, ಇರೋದು ಊರಲ್ಲಿ 4 ಮಕ್ಳು, 52 ಮಕ್ಳು ಹೊರಗಡೆಯಿಂದ ಬರ್ತಾರೆ. ಏನನ್ನ ನಂಬಿ ಕಲಿಸ್ತಿದ್ದಾರೆ, ಒಂದು ಒಳ್ಳೆ ಎಜುಕೇಶನ್ ಇದೆ ಅಂತ. ನಾವೇ ದೂರ ಹೋಗ್ಬಿಟ್ರೆ ಮಕ್ಳು ಇಲ್ಲಿ ಅವರಿಗೆ ಕಲ್ಸೋದು ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ತನಕ ನಾವ್ ಯಾರು, ನಾನು 30 ವರ್ಷನೂ ನಮ್ದು ಹಳ್ಳಿ ಶಾಲೆಗಳು ಹೇಳಿದ್ನಲ್ಲ, ನಮ್ಮಲ್ಲಿ ಯಾವ ಟೀಚರ್ಸ್ ಇದು ಅದಿಲ್ಲ. ನಾವ್ ಏನ್ ಮಾಡ್ತೀವಿ ಅದನ್ನ ನಮ್ಮ ಮಕ್ಕಳಿಗೆ ಸಲ್ಲಬೇಕು. ಅದು ಈ ಶಾಲೆ ಇರ್ಬೋದು ಅಥವಾ ಹಳ್ಳಿಯ ಇನ್ನೊಂದು ಶಾಲೆ ಆಗ್ಬೋದು, ಬಟ್ ಎಲ್ಲರೂ ಮಕ್ಕಳಿಗೆ ಸಲ್ಲಬೇಕು ನಮ್ದು ಅನ್ನೋದೊಂದೇ ನಮ್ದಿದು. ಹಾಗಾಗಿಲ್ಲ, ಈಗ ಕನಸೇ ಇಲ್ಲ, ಹುಟ್ಟು ಇಲ್ಲ, ಹುಟ್ಟದು ಇಲ್ಲ ಮೇಡಮ್, ಅದು
14: ಬರೋದೇ ಇಲ್ಲ ಅಂತ ಹೇಳಿ
8: ಬರೋದೇ ಇಲ್ಲ, ಇಲ್ಲ ಬರೋದೇ ಇಲ್ಲ.
7: ನಿಮ್ಮ ಅಭಿಪ್ರಾಯ ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್. ಹಾಗೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದ್ದೀರಾ, ಈ ರಾಷ್ಟ್ರ ಪ್ರಶಸ್ತಿ ಪಡಿಲಿಕ್ಕೆ ನಿಮ್ಮ ಇಡೀ ಶಾಲೆಯ ಟೀಮ್ ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತು, ಹಾಗೆ ಶಾಲೆ ಅಂದ ತಕ್ಷಣ ಶಿಕ್ಷಕರಿಂದ ಇರ್ಬೋದು, ಮಕ್ಕಳಿರ್ಬೋದು, ಹಾಗೆ ಪೋಷಕ ವರ್ಗದವರು, ಇವರೆಲ್ಲರ ಸಹಕಾರ ಎಲ್ಲ ಹೇಗಿತ್ತು ಮೇಡಮ್?
8: ಒಬ್ಬ ಮನುಷ್ಯ ಏನೇನು ಮಾಡಕ್ಕಾಗಲ್ಲ, ಅದು ಸುಮ್ನೆ ಅದನ್ನ ನಾವು ಹೇಳ್ಕೊಳ್ಳೋದಷ್ಟೇ. ಇಲ್ಲಿ ನಾನೊಂದು ನೆಪ ಅಂದ್ರೆ, ಈಗ ಯಾರ್ದೋ ಮನೆ ಹಳ್ಳಿನಲ್ಲಿ ಇವ್ರು ಯಾರ್ದ ಮನೆ ಅಂದ್ರೆ ಆ ಮನೆಯ ಹಿರಿಯರ ಹೆಸರನ್ನ ಹೇಳ್ತಾರೆ ಸಾಧಾರಣ. ಇಂಥವ್ರ ಮನೆ, ಈಶ್ವರವ್ರ ಮನೆ ಅಥವಾ ಗಣಪತಿಯವ್ರ ಮನೆ ಹೀಗೆಲ್ಲ ಹೇಳ್ತಾರೆ. ಅಂದ್ರೆ ಆ ಮನೆಯ ಹಿರಿಯರನ್ನ ನೆನ್ಪ್ ಮಾಡ್ಕೊಂಡು ಇರ್ತಾರೆ, ಆ ಮನೆಯ ಕಿರಿಯವ್ರ ಹೆಸರು ಹೇಳಲ್ಲ, ಮನೆಯ ಹಿರಿಯವ್ರ ಹೆಸರಂತ. ಹಾಕಿ ಈ ಶಾಲೆನಲ್ಲಿ, ಸಮಟಗಾರ ಶಾಲೆನಲ್ಲಿ ನನ್ನ ಹೆಸರು ಹೇಳ್ತಾರೆ. ಯಾಕಂದ್ರೆ ಒಂದು 25 ವರ್ಷದಿಂದ ಅಲ್ಲಿ ಇದ್ದೀನಿ, ಶಾಲೆಯನ್ನು ಮುನ್ನಡೆಸುವ ಪ್ರಯತ್ನದಲ್ಲಿ ಪಾಲಿದೆ. ಆದ್ರೆ ಎಲ್ಲ ಶಿಕ್ಷಕರ ಕೆಲಸನೇ ಇಲ್ಲಿ ಮುಖ್ಯ. ಅನ್ಯೋನ್ಯತೆಯಿಂದ ಸಹ ಒಳ್ಳೆಯ ಸಹಬಾಳ್ವೆಯಿಂದ ಶಿಕ್ಷಕರಿದ್ರೆ ಶಾಲೆಯನ್ನು ಹೇಗೂ ಕಟ್ಬೋದು ಅನ್ನೋದಕ್ಕೆ ನಮ್ಮ ಸಮಟಗಾರ ಶಾಲೆನೇ ಸಾಕ್ಷಿ. ಈಗ ನನಗ್ ಬಂದಿದೆ ಅಂದ್ರೆ ನನಗಿಂತ ಹೆಮ್ಮೆ ಪಡೋರು ನನ್ನ ಉಳಿದ ಶಿಕ್ಷಕರು.
14: ಶಿಕ್ಷಕರು
8: ನಿಮ್ಗಂತ ಆಲ್ರೆಡಿ ನನ್ನ ಜೊತೆ ಇರುವಂತಹ ಅಂಬಿಕಾ ಇದ್ದಾಳೆ, ವೈಶಾಲಿ ಇದ್ದಾಳೆ, ಈಗ ದಿನೇಶ್ ಸರ್ ಇದ್ದಾರೆ, ಗೆಸ್ಟ್ ಟೀಚರ್ ಆಗಿ ಶಶಿ ಅಂತಿದ್ದಾರೆ, ಕಂಪ್ಯೂಟರ್ ಟೀಚರ್ ಆಗಿ ಶ್ವೇತಾ ಅಂತಿದ್ದಾರೆ. ಈಗಾಗಲೇ ಬಂದೋದವರು ದೇವರಾಜ್ ಸರ್ ಇರ್ಬೋದು, ಪ್ರಿಯಾಂಕಾ ಇರ್ಬೋದು, ನಮ್ ಗೀತಾ ಟೀಚರ್ ಇರ್ಬೋದು, ಪ್ರೇಮಲೀಲಾ ಇರ್ಬೋದು, ಸುಮಾರು ಜನ ಬಂದೋಗಿದ್ದಾರೆ. ಎಲ್ಲರೂ ಅವರವರ ಕಾಣಿಕೆಯನ್ನು ನಮ್ಮ ಶಾಲೆ ಕೊಟ್ಟವ್ರೆ, ಮಕ್ಕಳಿಗಾಗಿ ತಮ್ಮ ಎಲ್ಲದನ್ನ. ಎಲ್ಲರೂ ಕೂಡ ದೂರದ ಶಿವಮೊಗ್ಗದಿಂದಲೇ ಬರ್ತಿದ್ದವ್ರು, ಅವರೆಲ್ಲರೂ ಇವಾಗ್ಲೂ ಕೂಡ ಬರ್ತಾರೆ. ಇಬ್ರು ಶಿಕ್ಷಕರು ಶಿವಮೊಗ್ಗ ಕೊಮ್ಮನಾಳಿಂದೆಲ್ಲ ಬರ್ತಿದ್ದಾರೆ. ಬಂದ ಮೇಲೆ ಒಂದು ಕ್ಷಣಕ್ಕೂ ಕೂಡ ಅವರು ಶಾಲೆಯ ಪಾಠದಿಂದಾಗ್ಲಿ ಮಕ್ಕಳಿಂದಾಗಿ ದೂರ ಹೋಗಲ್ಲ. ತಮ್ಮ ವೈಯಕ್ತಿಕತೆಯನ್ನ ತರೋದೇ ಇಲ್ಲ, ಶಾಲೆಯ ಮುಗಿದ ಮೇಲೆ ಅದ್ರ ಬೇರೆದನ್ನು ಯೋಚನೆ ಮಾಡೋದು. ಇಡೀ ಶಾಲೆಯ ಈ ಇವತ್ತಿನ ಈ ಸಂಭ್ರಮಕ್ಕೆ ಕಾರಣ ನನ್ನ ಇಡೀ ಶಾಲೆಯ ಪರಿವಾರ. ಪರಿವಾರ ಅಂದ ತಕ್ಷಣ ಅಲ್ಲಿ ಶಿಕ್ಷಕರು ಬಂದ್ರು, ಪೋಷಕರು ಬಂದ್ರು, ಮಕ್ಕಳು ಬಂದ್ರು, STMC ಬಂದ್ರು, ದಾನಿಗಳು ಬಂದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ತುಂಬಾ ಈಗ 2008 ಕೂಡ ನಮಗೆ ಸಹಕಾರ ಕೊಡ್ತಿರೋ ಗುರುಜಿ ಶ್ರೀಧರ ಮೂರ್ತಿಗಳು ಅಂತ ಒಬ್ಬರು ನಿವೃತ್ತ ಉಪನ್ಯಾಸಕರು. ಅವ್ರು ನಮ್ ಜೊತೆ ಇರೋದ್ರಿಂದ ಎಲ್ಲರಿಗೂ ನಂಬಿಕೆ, ಇವ್ರ ಮುಂದಾಳತ್ವದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಅಂತ. ಹಾಗಾಗಿ ಈಗ ದಾನ ಕೊಡೋರು ಕೂಡ ನೋಡ್ತಾರೆ ಅದು ಹೇಗೆ ಸಮರ್ಪಕವಾಗಿ ಬಳಕೆ ಆಗುತ್ತಾ ಇಲ್ಲ ಅಂತ. ಅದಕ್ಕೆಲ್ಲ ಈ ಊರಿನ ಎಲ್ಲ ಹಿರಿಯರು, ಹಳೆ ವಿದ್ಯಾರ್ಥಿ, ನಾ ಹೇಳಂದಲ್ಲ ಭಾಗಿದಾರರು ಅಂತ ಯಾರೆಲ್ಲ ಇದ್ದಾರೆ, ನನ್ನ ಶಾಲೆಯ ಈ ಸಂಭ್ರಮಕ್ಕೆ ಕಾರಣ. ಇಲ್ಲಿ ನಾನು ಇದೊಂದು ಏನೋ ತೋರ್ಗಾಣಿಕೆಗೆ ಟೀಚರ್ ಹೇಳ್ತಿದ್ದಾರೆ ಅಂತಲ್ಲ, ನಾನು ಇಲ್ಲಿ ನೆಪ ಅದು ಹೇಳಿದ್ನಲ್ಲ, ಮನೆಯ ಹಿರಿಯ ಸದಸ್ಯ ತರ ನಾನು ಆ ಶಾಲೆನಲ್ಲಿ. ಈ ಸಂಭ್ರಮ ಎಲ್ಲರೂ ನಾವು ಹಂಚ್ಕೊಳ್ಬೇಕಾಗಿದೆ ಮೇಡಮ್.
14: ಎಲ್ಲರ ಸಂಭ್ರಮ ಅಂತಾನೆ ಹೇಳ್ಬೋದು.
8: ಖಂಡಿತ ಖಂಡಿತ, ಇದೆಲ್ಲರ ಸಂಭ್ರಮ,
14: ಊರಿನ ಸಂಭ್ರಮ ಅಂತ
8: ಹೇಳ್ಬೋದು. ಅವಶ್ಯಕತೆ ಇದ್ರೆ ಅವಕಾಶ ಕೊಟ್ಟಿದ್ದ ಸರ್ಕಾರ ನಾವು ಇಡೀ ದಿಂಡೆ ಹೋಗ್ಬೋದಿತ್ತು. ನನಗೆ ಯಾವತ್ತು ಅನ್ಸತ್ತಷ್ಟೇ ರಾಜ್ಯ ಪ್ರಶಸ್ತಿ ತಗೊಳ್ತು ನಂಗೆ ಅನ್ಸಿದ್ದು. ಅಟ್ಲೀಸ್ಟ್ ಆ ಸಂಭ್ರಮಕ್ಕೆ ಕಾರಣ ಆದ ಅಟ್ಲೀಸ್ಟ್ ಶಿಕ್ಷಕರನ್ನಾರು ಒಂದ್ ಮೇಲಸ್ತಕ್ಕೆ ನಮಗೆ ಅವಕಾಶ ನಮಗ್ ಕೊಡ್ಬೇಕಿತ್ತು ಅಂತ. ಯಾಕಂದ್ರೆ ನಾವು ಮುಂದೋಗಿರ್ತೀವಿ, ಹಿಂದ್ಗಡೆ ಅವ್ರ ಪಾಲು ತುಂಬಾ ಇರುತ್ತೆ.
14: ತುಂಬಾ ಇರುತ್ತೆ, ಹೌದು.
8: ಈಗ ನನ್ನ ಜೊತೆ ಮಾತಾಡೋದಕ್ಕಿಂತ ನನ್ನ ಇನ್ಫಾರ್ಮೇಶನ್ ಅನ್ನ ಅಲ್ಲಿ ವೈಶಾಲಿ ಹತ್ರ, ಅಂಬಿಕನ ಹತ್ರ, ದಿನೇಶ್ ಹತ್ರ ಎಲ್ಲರೂ ಕೇಳ್ತಿರ್ತಾರೆ. ಒಬ್ರಿಗೂ ಪುರ್ಸೊತ್ತಿಲ್ಲ ಈಗ ಒಂದು ವಾರದಿಂದ. ಹೌದು ಹೌದು, ಹಾಗಾಗಿದೆ ಮೇಡಮ್. ಹಾಗಾಗಿ ನಾನು ಸದಾ ನೆನ್ಸ್ಕೊಳ್ಳೋದು ನನ್ನ ಪ್ರೀತಿಯ ಶಿಕ್ಷಕರನ್ನ, ನನ್ನ ತಾಯಿಯಂತೆ ಭಾವಿಸ್ತಾರೆ. ಪೋಷಕರು ಅಷ್ಟೇ, ಹಿರಿಯೋಳಾಗಿ ಎಲ್ಲ ನನ್ನ ಜೊತೆಗೆ ತುಂಬಾ ಪ್ರೀತಿಯಿಂದ ನಡ್ಕೊಳ್ತಾರೆ. ಆ ಪ್ರೀತಿ ಇನ್ನಷ್ಟು ನನ್ನ ಕೆಲಸಕ್ಕೆ ಹೋ ಇನ್ ಮಾಡ್ಬೇಕು ಮತ್ ಮಾಡ್ಬೇಕು ಅಂತ ಬೆಂಬಲ ನೀಡ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪರಿಸರ ಅಧ್ಯಯನ ಕೇಂದ್ರದ ಎಲ್ಲರನ್ನು ಕೂಡ ನಾನು ಮತ್ತೆ ಮತ್ತೆ ಜ್ಞಾಪಿಸ್ಕೋಬೇಕು. ನಮ್ಮಲ್ಲಿ ಏನು ಇನೋವೇಟಿವ್ ಟೀಚಿಂಗ್ ಮೆಥಡಾಲಜಿ ಅಂತಿದೆ ಅಂದ್ರೆ ಪರಿಸರ ಪಾಠ, ಪರಿಸರದಲ್ಲಿ ಕಲಿಕೆ ಅಂತಿದೆ, ಅದು ಪೂರ್ತಿ ಕಟ್ಕೊಟ್ಟಿದ್ದು ನಮ್ಗೆ ಪರಿಸರ ಅಧ್ಯಯನ ಕೇಂದ್ರ. ನಾವೇನು ಸ್ಪರ್ಧೆಗೆ ಹಾಕಿದ್ವಿ 2011-12, ಅಲ್ಲಿಂದ ನಾವು ಎಲ್ಲ ಶಾಲೆಗಳನ್ನ ನೋಡಿ ನೋಡಿ ನೋಡಿ ಶಾಲೆಯಲ್ಲಿ ಹೊರಗಡೆ ವಾತಾವರಣದಲ್ಲಿ ಕಲಿಕೆಯನ್ನು ಮಾಡ್ಕೊಳ್ತಾ ಬಂದ್ವಿ. ನಾವು ನಿಲ್ಲಿಸ್ಲಿಲ್ಲ, ಪ್ರಶಸ್ತಿ ಬಂದು ನಿಲ್ಲಿಸ್ಲಿಲ್ಲ. ಹೊರಗಡೆ ಪರಿಸರ ಅನ್ನೋದನ್ನ ಇಟ್ಕೊಂಡಿದ್ವಿ, ಚೆನ್ನಾಗೇ ಇದ್ದಿದ್ದು. ಬಟ್ ಔಷಧಿ ವನ ಆಗ್ಲಿ ಅಥವಾ ಆ ಪಾರ್ಕ್ ತರ ಮಾಡ್ಕೊಂಡು ಅಲ್ಲೆಲ್ಲ ಕಲಿಕೆ ಅನ್ನೋದು ಎಲ್ಲಿ ಪರಿಸರ ಅಧ್ಯಯನಕ್ಕೇನೋ ನಮ್ಮನ್ನ ಬೇರೆ ಬೇರೆ ಶಾಲೆಗಳಿಗೆ ಕರ್ಕೊಂಡೋಯ್ತು, ಅದನ್ನ ಮತ್ತೆ ಅದೇ ತರ ಬೆಳೆಸ್ಕೊಂಡು ಉಳಿಸ್ಕೊಂಡು ಮತ್ತು ಹೊಸ ಹೊಸ ರೀತಿನಲ್ಲಿ ಏನ್ ಮಾಡ್ಬೋದು ಅಂತ ಕಟ್ಕೊಳ್ತಾನೆ ಹೋದ್ವಿ. ಹಾಗಾಗಿ ನಾನು ಮೊದಲನೇ ಧನ್ಯವಾದವನ್ನ ಪರಿಸರ ಅಧ್ಯಯನ ಕೇಂದ್ರ ಕೊಡ್ಲೇಬೇಕು. ಈ ಆಸಕ್ತಿಯನ್ನ ಬಿತ್ತಿದವರೇ ನಮ್ಮಲ್ಲಿ ಆ ಪರಿಸರ ಅಧ್ಯಯನ ಕೇಂದ್ರ ಸಂತೆ ಕೊಡೋರು ಜಗಾರ್ಧನ್ ಸರ್, ಚಂದ್ರಶೇಖರ್ ಸರ್, ಮತ್ತೆ ದಿನೇಶ್ ಸರ್. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಮತ್ತೆ ಮತ್ತೆ ಜ್ಞಾಪಕ ಮಾಡೋ ಎಲ್ಲ ಹಿರಿಯರನ್ನ ಮತ್ತೆ ಮತ್ತೆ ಜ್ಞಾಪಕ ಮಾಡ್ಕೊಳ್ತೇನೆ.
7: ಈ ಪ್ರಶಸ್ತಿ ಪಡೆಯೋದಕ್ಕೆ, ರಾಷ್ಟ್ರ ಪ್ರಶಸ್ತಿ ಪಡೀಲಿಕ್ಕೆ ಯಾರೆಲ್ಲ ಕಾರಣಕರ್ತರಾದ್ರು, ಹಾಗೆ ಶಾಲೆ ಇರ್ಬೋದು, ಕುಟುಂಬ ಇರ್ಬೋದು, ಹಾಗೆ ಸಮಾಜ, ಪರಿಸರ ಅಧ್ಯಯನ ಕೇಂದ್ರ, ಇಡೀ ಊರು ಹೇಗೆ ತಮ್ಗೆ ಸಪೋರ್ಟ್ ಮಾಡ್ತು ಈ ಪ್ರಶಸ್ತಿಯ ಹಿಂದಿನ ಕಾಣದ ಕೈಗಳ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಮೇಡಮ್. ನಿಮ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರು ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಹಾಗೆ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ರತ್ನಕುಮಾರಿ ಅವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಮುಖ್ಯ ಶಿಕ್ಷಕರಾದಂಥ ಹಾಗೆ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ರತ್ನಕುಮಾರಿ ಅವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM.

0: ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಶಿಕ್ಷಕರ ದಿನಾಚರಣೆ ಕುರಿತಾದಂತಹ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರು ಹೊಸನಗರ ತಾಲೂಕು ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರತ್ನಕುಮಾರಿ ಅವರು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆಯುವ ಮೂಲಕ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಹೆಮ್ಮೆಯನ್ನ ತಂದುಕೊಟ್ಟಿದ್ದಾರೆ. ಈ ಕುರಿತು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಮೇಡಮ್, ಮತ್ತೊಂದು ಪ್ರಶ್ನೆ. ಮೇಡಮ್, ಮಕ್ಕಳ ಕಲಿಕೆಗಾಗಿ ನಿಮ್ಮ ಶಾಲೆಯಲ್ಲಿ ಏನೆಲ್ಲ ವಿನೂತನ ಪ್ರಯೋಗಗಳನ್ನ ಮಾಡಿದ್ರಿ?
1: ನಮ್ಮ ಶಾಲೆನಲ್ಲ,
2: ಹೌದು.
1: ಅದರಿಂದ ಮೇನ್ ಆಗಿರುವಂತದ್ದೇ ಶಿಕ್ಷಕರ ಸಮಸ್ಯೆ ತುಂಬಾ ಇತ್ತು. ಪರಿಸರ ಅಧ್ಯಯನ ಕೇಂದ್ರ ಬಂದಾಗಲೂ ಅಷ್ಟೇ, ನಾವ್ ಎರಡು ಜನ ಶಿಕ್ಷಕರಿದ್ವಿ. ಸಮಸ್ಯೆಯನ್ನು ಪರಿಹರಿಸಿಕೊಂಡು ಇಬ್ಬರೇ ಇದೀವಿ ಅಂತ ಕೈ ಸಲ್ಲಿ ಕೂತ್ರೆ ಆಗೋಲ್ಲ ಅಂತ ರೂಮ್ ಮೂರ್ ರೂಮು, ಇಬ್ರು ಟೀಚರು, 55 ಮಕ್ಕಳು. ಸವಾಲಾದಾಗ ಏನ್ ಮಾಡಿದ್ವಿ, ಒಳಗಡೆಯಿಂದ ಪಾಠ ಮಾಡ್ತಿದ್ವಿ, ಹೊರಗಡೆಯಿಂದ ಆ ಕಲಿಕೆಗೆ ಪೂರಕವಾಗಿ ಪುನರ್ಬಲನ ಮಾಡ್ಲಿಕ್ಕೆ ಎಲ್ಲ ಕಲಿಕೆಗಳು, ಸುಮಾರು 32 ಸಾಮರ್ಥ್ಯಗಳನ್ನ ಮಕ್ಕಳು ಆಟ ಆಡ್ತಾ ಕಲಿತಾರೆ ಹೊರಗಡೆ. ಆಟದ ಮೂಲಕ ಪಾಠ ಏನಾಗುತ್ತದೆ, ಅದು ಜಾಯ್ಫುಲ್ ಲರ್ನಿಂಗ್ ಅಂತ ನಮ್ಗೆ NCERT ನಲ್ಲಿ ಬರ್ತದೆ. ಮಕ್ಕಳು ಖುಷಿಯಿಂದ ಕಲಿಬೇಕಪ್ಪ, ಒತ್ತಡ ಇರಬಾರ್ದು, ಬೈ ಹರ್ಟ್ ಮಾಡಬಾರ್ದು. ಕಲಿಕೆ ಅವರಲ್ಲಿ ಸದಾ ಅವರಲ್ಲಿ ಉಳಿಬೇಕು, ಉಳಿಯುವಂತಹ ಕಲಿಕೆ ಆಗಬೇಕು. ಈ ಜಾಯ್ಫುಲ್ ಲರ್ನಿಂಗು ಆಟದ ಮೂಲಕ ಪಾಠ ಇದೆಯಲ್ಲ, ಮಕ್ಕಳು ತುಂಬಾ ಖುಷಿಯಲ್ಲಿ ಕಲಿತಾರೆ. ಏತ ಬಾರ್ತದ ಮೂಲಕ ಆಡ್ತಾರೆ, ಆಪೋಸಿಟ್ಸ್ ಹೇಳ್ತಾರೆ, ಪಂಕ್ಚುಯೇಷನ್ ಮಾರ್ಕ್ ನ ಮರ ಸುತ್ತು ಆಟ ಅಂತಿದೆ ಅದ್ರ ಮೂಲಕ ಕಲಿತಾರೆ. ಟೆಲ್ಲಿಂಗ್ ದ ಕ್ಲಾಕ್ ಅಂತ ಮ್ಯಾನ್ಯುವಲ್ ಮನೆ ಮಕ್ಕಳೇ ಹ್ಯಾಂಡ್ಸ್ ಆಗಿ ಮಕ್ಕಳು ಇಂಗ್ಲಿಷ್ ಅಲ್ಲಿ ಮತ್ತೆ ಕನ್ನಡದಲ್ಲಿ ಗಡಿಯಾರದ ಹೇಳಿಕೆಗಳನ್ನು ಕೊಡ್ತಾರೆ, ಏರಿಕೆ ಹೇಳಿಕೆಯನ್ನು ಮಾಡ್ತಾರೆ. ಪ್ರತಿಯೊಂದು ಎಲ್ಲಿ ಆಡ್ತಾರೆ ಅಲ್ಲೆಲ್ಲ ಪಾಠದ ಕಲಿಕೆ ಇದೆ ಮೇಡಮ್.
0: ಜೊತೆಗೆ ಕಲಿಕೆಯನ್ನು,
1: ಹೌದು, ಲರ್ನಿಂಗ್ ಸೋಫಾ ಅಂತಿದೆ, ಕುತ್ಕೊಳ್ತಾರೆ ಮಕ್ಕಳು ಅದೊಂದು. ಅದರಲ್ಲಿ ಫುಲ್ ಇಂಗ್ಲಿಷ್ ಗ್ರಾಮರ್ ಇದೆ, ಸುಮ್ಮನೆ ಮಕ್ಕಳು ನೋಡಿದ್ರು ಸಾಕು ಅವ್ರ ತಲೆ ಒಂದಷ್ಟು ಹೋಗ್ತಾರೆ. ನೀವು ನಮ್ಮ ಶಾಲೆಗೆ ಬಂದ್ರೆ ಎಲ್ಲಿ ನೋಡಿದ್ರು ಕಲಿಕೆಯೇ ಕಾಣಂತದ್ದು. ಅಂದ್ರೆ ಯಾವ್ದು ಫೋರ್ಸ್ಫುಲಿ ಮಕ್ಕಳಿಗೆ ಕಲಿಸ್ಬಾರ್ದು, ಆಸೆಯಿಂದ ಪ್ರೀತಿಯಿಂದ ಕಲೀಲಿ ಅಂತ ಈ ತರದ ಒಂದಷ್ಟು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಕ್ಕಾಗಿ ಇದನ್ನ ಮಾಡ್ಕೊಂಡ್ವಿ. ಬಟ್ ಅದೇ ನಮಗೆ ಅದೊಂದು ಒಳ್ಳೆಯ ಇದಾಗಿ ಪಾಸಿಟಿವ್ ಆಗಿ ನಮ್ಗೆ ಈಗ ತೋರಿಸ್ತಾ
0: ಇದೆ, ರಿಸಲ್ಟ್
1: ಕೊಟ್ಟಿದೆ. ಹೌದು, ರಿಸಲ್ಟ್ ಕೊಟ್ಟಿದೆ ನಮ್ಗೆ.
0: ಖುಷಿಯಿಂದ ಕಲಿತಾಗ ಹೆಚ್ಚು ಪರಿಣಾಮಕಾರಿಯಾಗಿ ಕಲಿತಾರೆ.
1: ಹೌದು ಹೌದು, ನಾವೇ ಒಂದೊಂದ್ಸತಿ ಈಗ ತುಂಬಾ ತಂಟೆ ಮಾಡಿದಾಗ ಹೊಡಿತೀವಿ ಮಕ್ಕಳಿಗೆ, ಹೊಡಿಯಲ್ಲ ಅಂತೇನಿಲ್ಲ, ಅಂದ್ರೆ ಕೆಲವೊಂದ್ಸತಿ ಅನಿವಾರ್ಯ ತುಂಬಾ ತಂಟೆ ಮಾಡೋ ಮಕ್ಕಳು ಕಲಿದೇ ಇಲ್ಲ ಅಂದಾಗ ಒಂದ್ ಪೆಟ್ಟು ಬೀಳ್ತದೆ. ಆಗ ಅದ್ರ ಮುಖ ಆಗದಕ್ಕೂ ಏ ನೀ ಖಂಡಿತ ಮಾಡಿ ಒಂದು ಮತ್ತೊಂದ್ ಸಂದರ್ಭದಲ್ಲಿ ಅಯ್ಯೋ ಹೊಡೆದ್ನಲ್ಲ ಅಂತ ಅನ್ಸ್ಬಿಡ್ತೀವಿ, ತಾಯಿರುದೇ ಅಲ್ವಾ, ಅಯ್ಯೋ ಹೊಡೆದ್ಬಿಟ್ಟೆ ಮಗು ಅಂತೇಳಿ. ಪುಟ್ಟ ನೀ ಈ ತರ ಮಾಡಿದ್ಯಲ್ಲ, ನಾಳೆ ನೀ ಚೆನ್ನಾಗಿ ಬರ್ಕೊಂಡ್ ಬಂದ್ರೆ ನಾನು ನಿನ್ ಗುಡ್ ಹಾಕ್ತೀನಿ, ಅವಾಗ ನಿನ್ ಖುಷಿ ಆಗುತ್ತೆ. ಮಾಡಿದ್ರೆ ಚೆನ್ನಾಗಿ ಬರ್ಕೊಂಡ್ ಬಂದಿರುತ್ತೆ ಅಂದ್ರೆ ನಮ್ ಹೊಡ್ತಾ ಎಲ್ಲೂ ಕೆಲಸ ಮಾಡಿರಲ್ಲ, ಪ್ರೀತಿನೇ ಕೆಲಸ ಮಾಡೋದು. ಹಾಗಾಗಿ ಇದೇನು ಈಗ ಹುಟ್ಟು ಬಂದಿದ್ದಲ್ಲ, ನಾವು ಸತತ ಪ್ರಯತ್ನ ಸಮಸ್ಯೆಗಳು ಎದುರಾದಾಗ ಮಾಡಿ ಮಾಡಿ ಅಂದ್ರೆ ಒಂದಷ್ಟು ಏನು ಸಂಶೋಧನೆ ತರ ಮಾಡಿದ್ಮೇಲೆ ಈಗ ಮಕ್ಕಳ ಮನಸ್ಥಿತಿ ಅರ್ಥ ಆಗಿದೆ, ಹೀಗೆ ಮಾಡ್ಬೇಕು ಅಂತ ಅನ್ಸುತ್ತೆ.
0: ಹಾಗೆ ಮೇಡಮ್, ನಿಮ್ಮ ಇಡೀ ಈ ಸೇವಾ ಅವಧಿಯಲ್ಲಿ ನಿಮ್ಗೆ ಎದುರಾದಂತಹ ಸವಾಲುಗಳು ಏನೆಲ್ಲ ಇತ್ತು ಅಂತೇಳಿ, ಈಗ ಈ ತರ ಎಲ್ಲ ಪ್ರಯೋಗ ಮಾಡಿದಿರಿ ಅಂತ ಹೇಳಿದಾಗ ಒಂದೇ ಸರಿಗೆ ಪ್ರತಿಫಲ ಕೊಟ್ಟಿರಲ್ಲ, ಅದರಲ್ಲೂ ಸಾಕಷ್ಟು ಸವಾಲುಗಳು ಸಮಸ್ಯೆಗಳು ಇರುತ್ತೆ.
1: ಹೌದು, ಮೂಲಭೂತ ಸಮಸ್ಯೆಗಳು ನೀರಿಂದು, ಕುಡಿಯೋ ನೀರು, ಅಥವಾ ಶಾಲೆಯ ಆವರಣದ ಒಂದು ವ್ಯವಸ್ಥೆ ಇರ್ಬೋದು, ಅಥವಾ ರೂಮುಗಳ ಅಭಾವ, ಆಮೇಲೆ ಶಿಕ್ಷಕರ ಅಭಾವ, ಮುಖ್ಯವಾಗಿ ಶಿಕ್ಷಕರು ಬೇಕೇ ಬೇಕು ಮಕ್ಕಳಿಗೆ, ಶಿಕ್ಷಕರ ಅಭಾವ ಇದೆಲ್ಲ, ಜೊತೆಗೆ ಹಣಕಾಸಿನ ಅಭಾವ. ಏನೋ ಒಂದಷ್ಟು ಮಾಡ್ಬೇಕು ಅಂದಾಗ ಒಂದಷ್ಟು ಕೈಯಲ್ಲಿ ಹಣ ಇರ್ಲೇಬೇಕಲ್ವಾ ಮೇಡಮ್. ಆದ್ರೂ ನಮ್ ಶಾಲೆನಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ, ಪೂರ್ತಿ ಕಸದಿಂದ ರಸ, ಏನ್ ಎತ್ತಿ ಬಿಸಾಕಿದರೆ ಅದನ್ನೇ ತಂದು ನಾವು ಶಾಲೆನಲ್ಲಿ ಕಲಿಕೋಪಕರಣ ಮಾಡ್ಕೊಂಡಿದೀವಿ. ಆದಾಗ್ಯೂ ಕೂಡ ಒಂದು ಶಾಲೆ ಬಿಲ್ಡಿಂಗ್ ಅಂತದ್ದೆಲ್ಲ ಬೇಕೇ ಬೇಕಲ್ವಾ. ಅಂತ ಸಂದರ್ಭದಲ್ಲಿ ನಮಗೆ ಸರ್ಕಾರ ಇಲಾಖೆ ನಮ್ಗೆ ಸಾಕಷ್ಟು ನೆರವು ನೀಡಿದೆ. 3 ಹೊಸ ಕೊಠಡಿಗಳೇ ಆಗಿದೆ, ಒಂದೊಂದೇ ಹಂತದಲ್ಲಿ 3 ಹೊಸ ಕೊಠಡಿಗಳಾಯ್ತು. ಅಂದ್ರೆ ತುಂಬಾ ಮಲೆನಾಡಿನ ಭಾರಿ ಮಳೆಯ ಸಮಸ್ಯೆ ಇರೋದ್ರಿಂದ ಗೆದ್ದಲಂತೀವಲ್ಲ, ಅದು ಇಡೀ ರೂಮ್ಗಳಲ್ಲಿ ಆವರ್ತಿಕೊಂಡಿತ್ತು. ಅಂತ ರೂಮ್ಗಳನ್ನೆಲ್ಲ ಡೆಮಾಲಿಷ್ ಮಾಡಿಕೊಟ್ಟು ನಮಗೆ ಹೊಸ ರೂಮ್ಗಳನ್ನು ಕಟ್ಕೊಂಡಿದೆ. ಧಾನ್ಯಗಳ ಸಹಕಾರ ಅಂತೂ ಇಲ್ಲಿ ತನಕ 40 ಲಕ್ಷ ರೂಪಾಯಿಯಷ್ಟು ಧಾನ್ಯಗಳು ಬಂದಿದೆ. ಅಂದ್ರೆ ಒಂದಂದ್ರೆ ಈ ಹಣ ಯಾವ್ದು ನಾವು ಕೈಯಲ್ಲಿ ತಗೊಳ್ಳಲ್ಲ, ಎಲ್ಲ ಯಾವ ವರ್ಕ್ ಯಾರು ಮಾಡ್ತಾರೆ ಅವರಿಗೆ ನೇರ ನೇರ ಲಿಂಕ್ ಮಾಡ್ತೀವಿ. ಯಾಕಂದ್ರೆ ಎಲ್ಲಿ ನಂಬಿಕೆ ಎಲ್ಲಿ ಹಾಳಾಗತ್ತೆ ಅಲ್ಲಿ ಮತ್ತೆ ಯಾವ ಕೆಲಸನೂ ಮುಂದುವರಿಯಲ್ಲ. ನಂಬಿಕೆ ಉಳಿಸ್ಕೊಳ್ಬೇಕು ಅಂದ್ರೆ ನಂಬಿಕೆಗೆ ಅರ್ಹದಾದಂತ ರೀತಿಯಲ್ಲೇ ವ್ಯವಹಾರ ಇರಬೇಕು. ಹಾಗಾಗಿ ಈ ಎಲ್ಲದನ್ನು ಕೂಡ ಈಗ ವ್ಯವಸ್ಥಿತವಾದ ಸಭಾಂಗಣ ಇದೆ, ಮನೋರಂಜನಾ ಕಾರ್ಯಕ್ರಮ ಕೊಡ್ಲಿಕ್ಕೆ ವೇದಿಕೆ ಇದೆ, ಸುಸಜ್ಜಿತವಾದ ಅಡಿಗೆ ಮನೆ ಇದೆ, 3 ರೂಮ್ಗಳಲ್ಲಿ ಕಂಪ್ಯೂಟರ್ ಅಂದ್ರೆ ಸ್ಮಾರ್ಟ್ ಕ್ಲಾಸ್ಗಳಿದೆ, 5 ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ಗಳಿದೆ, ವೈಫೈ ಇದೆ, ಪ್ರತಿಯೊಂದು ಧಾನ್ಯಗಳಿಂದಲೇ ಬಂದಿರುವಂತದ್ದು ಪ್ರತಿಯೊಂದು. ಎಲ್ಲರೂ ಕೂಡ ಆಮೇಲೆ 1 ವರ್ಷ ಈಗ 11 ವರ್ಷದಿಂದ ಶ್ರೀಗಂಧ ಕನ್ನಡ ಬಳಗ ಅನ್ನೋದು ನಮ್ ಜೊತೆ ಇದೆ, ಒಂದು ಇಂಜಿನಿಯರ್ಗಳ ಗುಂಪದು. ಅದು ಇಡೀ ವರ್ಷಕ್ಕೆ ಮಕ್ಕಳಿಗೆ ಬೇಕಾಗುವ ಎಲ್ಲ ಲೇಖನ ಸಾಮಗ್ರಿ ಕೊಡುತ್ತೆ. 1 ರೂಪಾಯಿ ವಸ್ತುನು ಮಗು ಕೊಳ್ಳೋದೇನ್ ಬೇಡ ಮಕ್ಕಳಿಗೆ. ನಮ್ಮಲ್ಲಿ ಮಕ್ಕಳಿಗೆ ಯಾವ್ದಕ್ಕೆ ರೆಡಿ ಆಗ್ಬೇಕು ಅಂದ್ರೆ ಬರುವ 52 ಮಕ್ಕಳು ವ್ಯಾನ್ ಚಾರ್ಜ್ ಒಂದನ್ನು ಅವ್ರು ಬರ್ಸ್ಕೋಬೇಕು, ಮತ್ತೇನೋ ಅವರು ತಗೊಳ್ಳೋದು ಬೇಡ. ಹಾಗಾಗಿ ಪೋಷಕರು ನಮ್ಮಲ್ಲಿ ಕಳಿಸ್ತಾ ಇದ್ದಾರೆ. ವ್ಯಾನ್ ಚಾರ್ಜ್ ಅವ್ರ ವ್ಯವಸ್ಥೆ, ಒಂದು ತಿಂಗಳಿಗೆ 900 ರಿಂದ 1,000 ರೂಪಾಯಿ ಆಗುತ್ತೆ. ಅವ್ರು ಏನು ಪಾಠಕ್ಕೆ ಕಲಿಕೆಗೆ ಕೊಡ್ಬೇಕಾಗಿತ್ತು ಅದನ್ನು ವ್ಯಾನಿಗೆ ಕೊಡ್ತಾ ಇದ್ದಾರೆ. ಹೌದು, ಅದರಲ್ಲೂ ಕೂಡ ಒಂದು ತುಂಬಾ ಕಷ್ಟದಲ್ಲಿದ್ದವರಿಗೆ ನಾವು ಮಕ್ಕಳನ್ನ ದತ್ತು ತಗೊಳ್ತೀವಿ, ವರ್ಷಕ್ಕೆ ಇಂತಿಷ್ಟು ಅಂತ ದತ್ತು ತಗೊಳ್ತೀವಿ. ಟೀಚರ್ಸ್ ಕೆಲವು ದಾನಿಗಳನ್ನ ದತ್ತು ತಗೊಳ್ತೀವಿ,
0: ನಮ್ಮ ಶಿಕ್ಷಕರೇ ದತ್ತು ತಗೊಳ್ತೀರಾ?
1: ಹೌದು, ಶಿಕ್ಷಕರು ದತ್ತು ತಗೊಳ್ತೀವಿ. ಅಂದ್ರೆ ತುಂಬಾ ಪುವರ್ ಇರೋರು, ಒಂದ್ ಮನೇಲಿ 2-3 ಜನ ಬರ್ತಾರೆ. ಅವರಿಗೇನು ನಮ್ ಶಾಲೆಗೆ ಬರ್ಬೇಕು ಅನ್ನೋ ಆಸೆ, ಎಲ್ಲೋ ಬೇರೆ ಶಾಲೆಗೆ ಸೇರ್ತಿದ್ ಮಗುನ್ ನಾ ಇಲ್ಲಿಗೆ ಬರ್ತೀನಿ ಅಂತ ಓಡ್ ಬರುತ್ತೆ. ಆ ಸಂದರ್ಭದಲ್ಲಿ ಅವ್ರಿಗೆ ಆಗಲ್ಲ, ಕಷ್ಟ ಇರುತ್ತೆ ಅವ್ರಿಗೆ. ಅಂತ ಸಂದರ್ಭದಲ್ಲಿ ನಾವು ಅವರಿಗೂ ಕೊಡ್ತೀವಿ. ಜೊತೆಗೆ ನಮ್ಮ ಶಿಕ್ಷಕರು ನಮ್ ಫ್ರೆಂಡ್ಸ್ ಇರ್ತಾರೆ, ಹಳೆ ಹೈಸ್ಕೂಲ್ ವಿದ್ಯಾರ್ಥಿಗಳ ನಮ್ದೆಲ್ಲ ಒಂದಷ್ಟು ಗ್ರೂಪ್ ಇದೆ, ಅವರುಗಳು ತುಂಬಾ ಸಹಕಾರ ಕೊಡ್ತಾರೆ. ವರ್ಷದಲ್ಲಿ ಕೆಲಸದಲ್ಲಿದ್ದಾರೆ ತುಂಬಾ ಜನ ನನ್ನ ಫ್ರೆಂಡ್ಸ್, ಅಂಬಿಕನ್ ಫ್ರೆಂಡ್ಸ್ ಎಲ್ಲ, ಅವರು ಕೂಡ ಸಹಕಾರ ಕೊಡ್ತಾರೆ. ನಮ್ಮ ಮನೆಗಳಲ್ಲಿ ಸಹಕಾರ ಕೊಡ್ತಾರೆ. ಆಕ್ಚುಲಿ ಇಷ್ಟೆಲ್ಲ ಏನೇನೋ ಮಾಡ್ಬೇಕಂದ್ರೆ ನಮ್ಮ ಫ್ಯಾಮಿಲಿ ಕೂಡ ಇದ್ರ ಜೊತೆ ಇರ್ಬೇಕಲ್ವಾ? ಅವರು ಸಹಕಾರ ಕೊಟ್ರೆ
0: ಮಾತ್ರ.
1: ಹಾಗಾಗಿ ನನ್ನ ಮಗಳು ನಿಮ್ಮ ಪತ್ರಿಕೆಲೆಲ್ಲ ಬಂದಿತ್ತು, ಕತೆ ಹೇಳೋದಲ್ಲೆಲ್ಲ ಫೋಟೋ ಬಂದಿತ್ತು, ಪರಿಸರ ಅಧ್ಯಯನ ಕೇಂದ್ರ ಅವನಿ ಅಂತ. ಅವಳಿಗೆ ಇಂಜಿನಿಯರ್, ಅವಳು ಶಾಲೆ ಕೆಲಸ ಮಾಡ್ತಾಳೆ. ಆಮೇಲೆ ನಮ್ ಶಾಲೆಯಲ್ಲಿ ಓದಿದ ಒಂದು ಮಕ್ಕಳ ತಂಡವೇ ಇದೆ, ಅವರು ಶಾಲೆ ಕೆಲಸ ಮಾಡ್ತಾರೆ. ಹೀಗೆ ಏನನ್ನು ಕೇಳಲಿಕ್ಕೆ ನಾವು ಹಿಂಜರಿಯಲ್ಲ. ಅಯ್ಯೋ ಕೇಳಿದ ತಕ್ಷಣದಲ್ಲಿ ನಂದೇನೋ ಗೌರವ ಕಡಿಮೆ ಆಗತ್ತೆ ಅಂತ ಎಲ್ಲೂ ನಾವು ಟೀಚರ್ಸ್ ಹೇಳ್ತೇವೆ.
0: ಮಕ್ಕಳ
1: ಭವಿಷ್ಯಕ್ಕಾಗಿ ಹೀಗಿದೆ, ಮಕ್ಕಳ ಹೆಸರು ಕೊಡ್ತೀರಾ ಅಂತ ಕೇಳ್ತೀವಿ. ಅದ್ರ ಬಗ್ಗೆ ನಮ್ಗೆ ಯಾವ ಅಂಜಿಕೆನೂ ಇಲ್ಲ, ಯಾಕಂದ್ರೆ ಮಾಡ್ತಿರೋದು ತಪ್ಪು ಕೆಲಸ ಅಲ್ವಲ್ಲ. ಹಾಗಾಗಿ ನಾವು ಯಾವ ಅಂಜಿಕೆ, ಎಲ್ಲ ಟೀಚರ್ಸ್ ನಾವು ರೆಡಿ ಇದೀವಿ. ಯಾರೇ ಏನೇ ಕೊಟ್ಟರು ಅದನ್ನ ಪ್ರೀತಿಯಿಂದ ತಗೊಳ್ತೀವಿ. ಬೇಕಾದ್ರೆ ಒಂದು ಸಣ್ಣದೊಂದು 10 ಪೇಜ್ ಪೇಪರ್ ತಂದು ಕೊಟ್ಟರು ಅದನ್ನ ಒಳಗಡೆ ಇಟ್ಟು ಅವರಿಗೊಂದು ನಮಸ್ತೆ ಹೇಳ್ತೀವಿ, ಯಾಕಂದ್ರೆ ಅದು ಆ ಶಾಲೆಗೆ ಬೇಕಾದಂತ ಒಂದು ಆಸ್ತಿ ಆಗಿರುತ್ತೆ.
0: ಅಂದ್ರೆ ನಿಮ್ಮ ಸರ್ಕಾರಿ ಶಾಲೆ ಯಾವುದೇ ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಾ?
1: ಆಗ್ಲೇಬೇಕು, ಯಾಕಂದ್ರೆ ಇವತ್ತಿನ ಅಂದ್ರೆ ನಾವು ಯಾವ ಶಾಲೆ ಇನ್ನು ಪ್ರೈವೇಟ್ ಆಗ್ಲಿ ಸರ್ಕಾರಿ ಶಾಲೆ ನನಗೆ ದೂರದಿಲ್ಲ. ಆದ್ರೆ ನನ್ನ ಶಾಲೆ ಉಳಿಸ್ಕೊಳ್ಬೇಕಂದ್ರೆ ನನ್ನ ಸಂಭ್ರಮ, ನನ್ನ ಸ್ವಾರ್ಥ ಅಸ್ವಾರ್ಥ ಅಂದ್ರೂ ಅಡ್ಡಿಲ್ಲ. ನನ್ನ ಶಾಲೆ ಉಳಿಬೇಕು, ನನ್ನ ಸರ್ಕಾರಿ ಶಾಲೆ ಆದ್ರೂ ಕೂಡ ನನ್ನ ಶಾಲೆ ಪೈಪೋಟಿಯ ನಡುವಿನ ಉಳಿಬೇಕು ಅಂದ್ರೆ ನಾನು ಒಂದಷ್ಟು ಹೋರಾಟ ಮಾಡ್ಲೇಬೇಕು. ಇವತ್ತಿನ ಕಾಲಮಾನದಲ್ಲಿ ಹೋರಾಟವೇ ಬೇಕು. ಹೌದು
0: ಮೇಡಮ್. ನಿಮ್ ಶಾಲೆಗೆ ಸುತ್ತಮುತ್ತ ಎಷ್ಟು ಹಳ್ಳಿಗಳಿಂದ ಮಕ್ಕಳು ಬರ್ತಾರೆ ಮೇಡಮ್?
1: ಸುಮಾರು 15 ಹಳ್ಳಿಯಿಂದ ಬರ್ತಾರೆ ಮೇಡಮ್. 15 ಹಳ್ಳಿಯಿಂದ 52 ಮಕ್ಕಳು. ಅಂದ್ರೆ ಈ ವರ್ಷದಿಂದ LKG UKG ಪ್ರಾರಂಭ ಮಾಡಿದ್ವಿ. ಅದು ನಮ್ದೇ ಸ್ವಂತ ಖರ್ಚು, ಅದಕ್ಕೆ ಸರ್ಕಾರದಿಂದ ಇನ್ನು ಏನು ಅನುದಾನ ಅಂದ್ರೆ ಆಗಿಲ್ಲ. ಸರ್ಕಾರ ಅದನ್ನ ಅನುಮೋದನೆ ಕೊಟ್ಟಿಲ್ಲ. ಅಂದ್ರೆ 20 ಮಕ್ಕಳು ಆಗ್ಬೇಕಂತ ಒಂದು ರೂಲ್ಸ್ ಎಲ್ಲ ಇದೆ. ಆ ಇಲಾಖೆ ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನಾವೇ ಸ್ವಂತ ದಾನಿಗಳ ನೆರವಿನಿಂದ ಆ ಟೀಚರ್ನ ಅಪಾಯ್ ಮಾಡ್ಕೊಂಡು 12 ಮಕ್ಕಳು LKG UKG ಬರ್ತಾ ಇದ್ದಾರೆ. ಅವ್ರು ಬರ್ತಿರೋದು ಕೂಡ ದೂರ ದೂರದಿಂದಲೇ. ಅಂದ್ರೆ ನಮ್ಮ ದೊಡ್ಡ ಮಕ್ಕಳ ತಮ್ಮ ತಂಗಿಯರು. ಹಾಗಾಗಿ ಹೌದೌದು.
0: ಶಾಲೆ ಪರಿಚಯವನ್ನ ಕೇಳಿ, ನಿಮ್ಗೆ ರಾಷ್ಟ್ರ ಪ್ರಶಸ್ತಿ ಬಂದಿರೋದನ್ನ ಕೇಳಿ, ಇಂದಿನ ಯುವ ಜನತೆಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
1: ಕಷ್ಟಪಟ್ಟು ಕೆಲಸ ಮಾಡ್ಬೇಕು, ಗುರಿ ಇರ್ಬೇಕು, ಏನನ್ನೇ ಮಾಡ್ಲಿ ಪ್ರೀತಿಯಿಂದ ಮಾಡ್ಬೇಕು, ಶ್ರದ್ಧೆ ಇರ್ಬೇಕು. ಅದಲ್ಲೊಂದು ನಾನು ಏನೋ ಮಾಡ್ತೀನಿ ಅಂತ ಒಟ್ಟರಾಶಿಯಾಗಿ ಮಾಡೋದಿದೆಯಲ್ಲ, ನಾನು ಆಡು ಮಾತಲ್ಲೇ ಇದ್ದೀನಿ, ಒಟ್ಟರಾಶಿ ಮಾಡಬಾರ್ದು. ನಾನು ಏನ್ ಮಾಡ್ತಿದ್ದೀನಿ, ನನ್ನ ಉದ್ದೇಶ ಏನು, ನಾನು ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ಇದಕ್ಕೇನೆಲ್ಲ ಅಡೆತಡೆ ಬರುತ್ತೆ, ಅದನ್ನ ನಾನು ಹೇಗೆ ಎದುರಿಸ್ಬೇಕು, ಸವಾಲಾಗಿ ಸ್ವೀಕರಿಸ್ಬೇಕು ಪ್ರತಿಯೊಂದನ್ನು. ಎಲ್ಲೂ ಹಿಂದೆ ಏನೋ ಮಾಡಿಸ್ಬೇಕಾದ್ರೆ ಅರ್ಧಕ್ಕೂ ಹಿಂದಕ್ಕೆ ಬರಬಾರ್ದು, ಅದು ಯಾವತ್ತು ಸಕ್ಸಸ್ ಕೊಡೋದಿಲ್ಲ. ಶ್ರದ್ಧೆಯಿಂದ, ಆಸಕ್ತಿಯಿಂದ, ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಕೆಲಸನೂ ಸಾಧ್ಯ. ಕಾಯಕವೇ ಕೈಲಾಸ ಅಂತ ಬಸವಣ್ಣನೇ ಹೇಳಿದ್ದಾರೆ. ಕೆಲಸದಲ್ಲಿ ಶ್ರದ್ಧೆ ಇರಲಿ, ಮತ್ತೇನು ಬೇಕಾಗಿಲ್ಲ, ಹಣದಿಂದೊಂದು ಹೋಗ್ಬಾರ್ದು. ನಂದು ಇದೇ ಅಷ್ಟೇ. ಇಷ್ಟು ನಾವೀಗ ಹಿಂದೆಲ್ಲ ಬಡ ಶಿಕ್ಷಕರು ಅಂತ ಇದ್ದೀವಿ, ಇವತ್ತೇ ನಾವು ಬಡ ಶಿಕ್ಷಕರಲ್ಲ, ನಮಗೆ ಸರ್ಕಾರ ಬೇಕಾದಷ್ಟು ಹಣ ಕೊಡ್ತಿದ್ವಿ, ನಾವೆಲ್ಲಿ ಬಡವರು. ಅಟ್ಲೀಸ್ಟ್ 10% ನಾವು ದುಡಿಯೋದ್ರಲ್ಲಿ ಶಾಲೆಗೆ ಹಾಕಿದ್ರೆ ಖಂಡಿತ ಒಂದಷ್ಟು ಆಗುತ್ತೆ. ಮನಸ್ಸು ಮಾಡ್ಬೇಕಷ್ಟೇ, ಇವತ್ತಿರ್ತೀವಿ ನಾಳೆ ಹೋಗ್ತೀವಿ. ನಾವು ಹಣ ಇಟ್ಟು ಅಥವಾ ಏನೋ ಮಾಡಿ ನನ್ನ ಅನಿಸಿಕೆ ಏನು ಅಲ್ಲ, ಆದ್ರೆ 2 ಮಕ್ಕಳು ಅದ್ರ ಚೆನ್ನಾಗಿ ಓದಿದ್ವಿ ಅಂದ್ರೆ ಎಲ್ಲೋ ಒಂದು ಖುಷಿ ಇರ್ತದೆ. ಇವತ್ತು ನನ್ನ ಮಕ್ಕಳು ನನಗೆ ರೆಸ್ಪಾನ್ಸ್ ಕೊಡ್ತಾ ಅನ್ಕೊಳ್ತೀನಿ ಟೀಚರ್. ಒಂದು ನಾನ್ ಕಲ್ಸಿದ ಮಕ್ಕಳು ಒಂದು 20% ಮಕ್ಕಳು ಟೀಚರ್ಸ್ ಆಗಿದ್ದಾರೆ, ಅದು ನನಗೆ
0: ಖುಷಿ.
1: ನೀವೇ ನಮ್ಗೆಲ್ಲ ನೀವೇ ನಮಗೆ ಗೈಡ್, ನೀವ್ ಆಗದಾದ್ಮೇಲೆ ನಾವು ಟೀಚರ್ ಆಗಿದ್ವಿ ಅಂತಾರೆ, ಅದು ಖುಷಿ ಅನ್ಸುತ್ತೆ. ಮಕ್ಕಳ ಅಷ್ಟೇ, ಯಾವ ಚಿನ್ನನೂ ಬೇಡ, ಯಾವ ಬಣ್ಣನೂ ಬೇಡ, ಯಾವ ಆಸ್ತಿನೂ ಬೇಡ ಮೇಡಮ್. ಮಕ್ಕಳು ನಾವು ಚೆನ್ನಾಗಿದೀವಿ, ಈ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕ್ತಿದೀವಿ ಅಂದ್ರೆ ಅದೇ ದೊಡ್ಡ ಆಸ್ತಿ ಒಬ್ಬ ಟೀಚರಿಗೆ ನನ್ನ ಪ್ರಕಾರ.
0: ಎಷ್ಟು ಅದ್ಭುತವಾದಂತಹ ಒಂದು ಮಾತನ್ನ ಹೇಳಿದ್ರಿ ಮೇಡಮ್. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನೀರೆರೆದು ಬಿಡಿಸ್ತಿರುವಂತಹ ನಿಮ್ಮ ಸಮಟಗಾರು ಶಾಲೆಯ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ನಿಮ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ, ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾದಂತಹ ಶ್ರೀಮತಿ ರತ್ನಕುಮಾರಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಇದುವರೆಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಈಗ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ನಿಮ್ಮ ಶಾಲೆಯಲ್ಲಿ ಪಾಠದ ಜೊತೆ ಜೊತೆಗೆ ಪಠ್ಯೇತರ ಚಟುವಟಿಕೆ ಇರಬಹುದು ಅಥವಾ ಪರಿಸರದ ಜೊತೆ ಜೊತೆಯಲ್ಲಿಯೇ ಒಂದಷ್ಟು ಕಲಿಕೆಯನ್ನ ಕಲಿಸಲಾಗುತ್ತೆ ಮಕ್ಕಳಿಗೆ. ಆಕ್ಟಿವಿಟೀಸ್ ಬೇಸ್ ಮೇಲೆ ಅಂದ್ರಲ್ಲ, ಏನೆಲ್ಲ ಕಲಿಕೆಯನ್ನ ಹೇಳ್ಕೊಡಲಾಗುತ್ತೆ ಮೇಡಮ್?
1: ನಮ್ಮ ಶಾಲೆನಲ್ಲ ಅದರಿಂದ ಮೇನ್ ಆಗಿರುವಂತದ್ದೇ ಒಳಗಡೆಯಿಂದ ಪಾಠ ಮಾಡ್ತಿದ್ವಿ. ಹೊರಗಡೆಯಿಂದ ಆ ಕಲಿಕೆಗೆ ಪೂರಕವಾಗಿ ಪುನರ್ಬಲನ ಮಾಡ್ಲಿಕ್ಕೆ ಎಲ್ಲ ಕಲಿಕೆಗಳು, ಸುಮಾರು 32 ಸಾಮರ್ಥ್ಯಗಳನ್ನ ಮಕ್ಕಳು ಆಟ ಆಡ್ತಾ ಕಲಿತಾರೆ ಹೊರಗಡೆ. ಆಟದ ಮೂಲಕ ಪಾಠ ಏನಾಗುತ್ತದೆ, ಅದು ಜಾಯ್ಫುಲ್ ಲರ್ನಿಂಗ್ ಅಂತ ನಮ್ಗೆ NCERT ನಲ್ಲಿ ಬರ್ತದೆ. ಮಕ್ಕಳು ಖುಷಿಯಿಂದ ಕಲಿಬೇಕಪ್ಪ, ಒತ್ತಡ ಇರಬಾರ್ದು, ಬೈ ಹರ್ಟ್ ಮಾಡಬಾರ್ದು. ಕಲಿಕೆ ಅವರಲ್ಲಿ ಸದಾ ಅವರಲ್ಲಿ ಉಳಿಬೇಕು, ಉಳಿಯುವಂತಹ ಕಲಿಕೆ ಆಗಬೇಕು. ಈ ಜಾಯ್ಫುಲ್ ಲರ್ನಿಂಗ್ ಆಟದ ಮೂಲಕ ಪಾಠ ಇದೆಯಲ್ಲ, ಮಕ್ಕಳು ತುಂಬಾ ಖುಷಿಯಲ್ಲಿ ಕಲಿತಾರೆ. ಏತ ಬಾರ್ತದ ಮೂಲಕ ಆಡ್ತಾರೆ, ಆಪೋಸಿಟ್ ಹೇಳ್ತಾರೆ, ಪಂಕ್ಚುಯೇಷನ್ ಮಾರ್ಕ್ ಅನ್ನ ಮರ ಸುತ್ತು ಆಟ ಅಂತಿದೆ ಅದ್ರ ಮೂಲಕ ಕಲಿತಾರೆ. ಟೆಲ್ಲಿಂಗ್ ದ ಕ್ಲಾಕ್ ಅಂತ ಮ್ಯಾನ್ಯುವಲ್, ಮನೆ ಮಕ್ಕಳೇ ಹ್ಯಾಂಡ್ಸ್ ಆಗಿ ಮಕ್ಕಳು ಇಂಗ್ಲಿಷ್ ಅಲ್ಲಿ ಮತ್ತೆ ಕನ್ನಡದಲ್ಲಿ ಗಡಿಯಾರದ ಹೇಳಿಕೆಗಳನ್ನು ಕೊಡ್ತಾರೆ. ಸಾಹಸ ಕ್ರೀಡೆ ನಮ್ಮಲ್ಲಿ ತುಂಬಾ ಜಾಸ್ತಿ ಇದೆ, 7 ತರದಲ್ಲಿ ಮಾಡ್ಕೊಂಡಿದೀವಿ ಅಂದ್ರೆ ನಮ್ದೇ ಆದ ರೀತಿಯಲ್ಲಿ. ಏರಿಕೆ ಇಳಿಕೆಯನ್ನ ಮಾಡ್ತಾರೆ, ಪ್ರತಿಯೊಂದು ಎಲ್ಲಿ ಆಡ್ತಾರೆ ಅಲ್ಲೆಲ್ಲ ಪಾಠದ ಕಲಿಕೆ ಇದೆ ಮೇಡಮ್.
0: ಜೊತೆಗೆ ಕಲಿಕೆಯನ್ನ
1: ಲರ್ನಿಂಗ್ ಸೋಫಾ ಅಂತಿದೆ, ಕುತ್ಕೊಳ್ತಾರೆ ಮಕ್ಕಳು ಅದೊಂದು, ಅದರಲ್ಲಿ ಫುಲ್ ಇಂಗ್ಲಿಷ್ ಗ್ರಾಮರ್ ಇದೆ. ಸುಮ್ಮನೆ ಮಕ್ಕಳು ನೋಡಿದ್ರು ಸಾಕು, ಅವ್ರ ತಲೆ ಒಂದಷ್ಟು ಹೋಗ್ತಾರೆ. ನೀವು ನಮ್ಮ ಶಾಲೆಗೆ ಬಂದ್ರೆ ಎಲ್ಲಿ ನೋಡಿದ್ರು ಕಲಿಕೆಯೇ ಕಾಣಂತದ್ದು. ಅಂದ್ರೆ ಯಾವ್ದು ಫೋರ್ಸ್ಫುಲಿ ಮಕ್ಕಳಿಗೆ ಕಲಿಸ್ಬಾರ್ದು, ಆಸೆಯಿಂದ ಪ್ರೀತಿಯಿಂದ ಕಲೀಲಿ ಅಂತ ಈ ತರದ ಒಂದಷ್ಟು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಕ್ಕಾಗಿ ಇದನ್ನ ಮಾಡ್ಕೊಂಡ್ವಿ. ಬಟ್ ಅದೇ ನಮಗೆ ಅದೊಂದು ಒಳ್ಳೆಯ ಇದಾಗಿ ಪಾಸಿಟಿವ್ ಆಗಿ ನಮ್ಗೆ ತೋರಿಸ್ತಾ
0: ಇದೆ.
1: ಹೌದು, ರಿಸಲ್ಟ್ ಕೊಟ್ಟಿದೆ ನಮ್ಗೆ.
0: ಖುಷಿಯಿಂದ ಕಲ್ತಾಗ ಹೆಚ್ಚು ಪರಿಣಾಮಕಾರಿಯಾಗಿ ಕಲಿತಾರೆ.
1: ಹೌದು. ನಾಳೆ ನೀವು ಚೆನ್ನಾಗಿ ಬರ್ಕೊಂಡ್ ಬಂದ್ರೆ ನಾನು ನಿನ್ ಗುಡ್ ಆಗ್ತೀನಿ, ಅವಾಗ ನಿಂಗೆ ಖುಷಿ ಆಗುತ್ತೆ. ಮಾಡಿದ ದಿನ ಚೆನ್ನಾಗಿ ಬರ್ಕೊಂಡ್ ಬಂದಿರುತ್ತೆ ಅಂದ್ರೆ ನಮ್ ಹೊಡ್ತಾ ಇಲ್ಲ
0: ಕಲಿತಾರೆ.
1: ಹೌದು. ನಾಳೆ ನೀವು ಚೆನ್ನಾಗಿ ಬರ್ಕೊಂಡ್ ಬಂದ್ರೆ ನಾನು ನಿನ್ ಗುಡ್ ಆಗ್ತೀನಿ, ಅವಾಗ ನಿಂಗೆ ಖುಷಿ ಆಗುತ್ತೆ. ಮಾಡಿದ ದಿನ ಚೆನ್ನಾಗಿ ಬರ್ಕೊಂಡ್ ಬಂದಿರುತ್ತೆ ಅಂದ್ರೆ ನಮ್ ಹೊಡ್ತಾ ಇಲ್ಲ ಕೆಲಸ ಮಾಡಿರಲ್ಲ, ಪ್ರೀತಿನೇ ಕೆಲಸ ಮಾಡೋದು. ಹಾಗಾಗಿ ಅದನ್ನ ಈಗ ನಾವು ಇದೇನು ಈಗ ಹುಟ್ಟು ಬಂದಿದ್ದಲ್ಲ, ನಾವು ಸತತ ಪ್ರಯತ್ನ ಸಮಸ್ಯೆಗಳು ಎದುರಾದಾಗ ಮಾಡಿ ಮಾಡಿ ಅಂದ್ರೆ ಒಂದಷ್ಟು ಏನು ಸಂಶೋಧನೆ ತರ ಮಾಡಿದ್ಮೇಲೆ ಈಗ ಮಕ್ಕಳ ಮನಸ್ಥಿತಿ ಅರ್ಥ ಆಗಿದೆ, ಹೀಗೆ ಮಾಡ್ಬೇಕು ಅಂತ ಅನ್ಸುತ್ತೆ.
0: ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ ಮಾತನ್ನ ಕೇಳಿ. ಮಕ್ಕಳು ತರಗತಿಯ ಒಳಗೆ ಕಲಿಯುವುದರ ಜೊತೆಗೆ ಪರಿಸರದ ಅಂಗಳದಲ್ಲಿ ಕೂಡ ಪ್ರತಿಯೊಂದು ವಿಚಾರವನ್ನು ಕೂಡ ಕಲೀಲಿಕ್ಕೆ ಸಾಧ್ಯ. ಪರಿಸರದಲ್ಲಿ ನಾವಿದ್ರೆ ಪರಿಸರದೊಂದಿಗೆ ನಾವು ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೆ ಅಲ್ಲಿಂದ ಕೂಡ ಸಾಕಷ್ಟು ಕಲಿಕೆ ಇದೆ ಎಂಬುದನ್ನ ನಿಮ್ಮ ಶಾಲೆಯ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳ ಮೂಲಕ ಕಲಿಸ್ತಾ ಇದ್ದೀರಾ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಹಾಗೆ ಮತ್ತೊಂದು ಪ್ರಶ್ನೆ, ನಿಮ್ಮ ಶಾಲೆಯ ಅಂಗಳದಲ್ಲಿ ಇಷ್ಟೆಲ್ಲ ಆಕ್ಟಿವಿಟೀಸ್ ಬೇಸ್ ಮೇಲೆ ಇಷ್ಟೆಲ್ಲ ಮಾಡೆಲ್ಗಳನ್ನ ಮಾಡಿದ್ದೀರಾ ಅಂತ ಹೇಳಿದ್ರಿ. ಇದ್ರ ಜೊತೆಗೆ ಇವೆಲ್ಲವೂ ಮಾಡ್ಲಿಕ್ಕೆ ಕೆಲವೊಂದು ಎಲ್ಲರ ಸಹಕಾರ ಬೇಕಾಗುತ್ತೆ, ಹಾಗೆ ಕೆಲವೊಂದು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಏನೆಲ್ಲ ಸವಾಲುಗಳು, ಹಾಗೆ ಯಾರೆಲ್ಲ ನಿಮ್ಗೆ ಈ ಕಾರ್ಯ ಮಾಡ್ಲಿಕ್ಕೆ ಸಹಕರಿಸಿದ್ರು ಅಂತ ಹೇಳ್ಬೋದಾ?
1: ಹೌದು, ಮೂಲಭೂತ ಸಮಸ್ಯೆಗಳು ನೀರಿಂದು, ಕುಡಿಯೋ ನೀರು ಅಥವಾ ಶಾಲೆಯ ಆವರಣದ ಒಂದು ವ್ಯವಸ್ಥೆ ಇರ್ಬೋದು ಅಥವಾ ರೂಮುಗಳ ಅಭಾವ, ಆಮೇಲೆ ಶಿಕ್ಷಕರ ಅಭಾವ, ಮುಖ್ಯವಾಗಿ ಶಿಕ್ಷಕರು ಬೇಕೇ ಬೇಕು ಮಕ್ಕಳಿಗೆ, ಶಿಕ್ಷಕರ ಅಭಾವ, ಇದೆಲ್ಲ ಜೊತೆಗೆ ಹಣಕಾಸಿನ ಹಬ್ಬ. ಏನೋ ಒಂದಷ್ಟು ಮಾಡ್ಬೇಕು ಅಂದಾಗ ಒಂದಷ್ಟು ಕೈಯಲ್ಲಿ ಹಣ ಇರ್ಲೇಬೇಕಲ್ವಾ ಮೇಡಮ್? ಆದ್ರೂ ನಮ್ ಶಾಲೆನಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ, ಪೂರ್ತಿ ಕಸದಿಂದ ರಸ, ಏನ್ ಎತ್ತಿ ಬಿಸಾಕಿದರೆ ಅದನ್ನೇ ತಂದು ನಾವು ಶಾಲೆನಲ್ಲಿ ಕಲಿಕೋಪಕರಣ ಮಾಡ್ಕೊಂಡಿದೀವಿ. ಆದಾಗ್ಯೂ ಕೂಡ ಒಂದು ಶಾಲೆ ಬಿಲ್ಡಿಂಗ್ ಅಂತದ್ದೆಲ್ಲ ಬೇಕೇ ಬೇಕಲ್ವಾ? ಅಂತ ಸಂದರ್ಭದಲ್ಲಿ ನಮಗೆ ಸರ್ಕಾರ ಇಲಾಖೆ ನಮ್ಗೆ ಸಾಕಷ್ಟು ನೆರವು ನೀಡಿದೆ. 3 ಹೊಸ ಕೊಠಡಿಗಳೇ ಆಗಿದೆ, ಒಂದೊಂದೇ ಹಂತದಲ್ಲಿ ಮೂರು ಹೊಸ ಕೊಠಡಿಗಳಾಯ್ತು ಅಂದ್ರೆ ಭಾರಿ ಮಳೆಯ ಸಮಸ್ಯೆ ಇರೋದ್ರಿಂದ ಗೆದ್ದಲಂತೀವಲ್ಲ ಅದು ಇಡೀ ರೂಮ್

0: ನಮ್ಮಲ್ಲಿ ಕಳಿಸ್ತಾ ಇದ್ದಾರೆ. ವ್ಯಾನ್ ಚಾರ್ಜ್ ಅವ್ರ ವ್ಯವಸ್ಥೆ, ಒಂದು ತಿಂಗಳಿಗೆ 900 ರಿಂದ 1,000 ರೂಪಾಯಿ ಆಗುತ್ತೆ. ಅವ್ರು ಏನು ಪಾಠಕ್ಕೆ ಕಲಿಕೆಗೆ ಕೊಡ್ಬೇಕಾಗಿತ್ತು ಅದನ್ನ ವ್ಯಾನಿಗೆ ಕೊಡ್ತಾ ಇದ್ದಾರೆ. ಹೌದು, ಅದರಲ್ಲೂ ಕೂಡ ಒಂದು ತುಂಬಾ ಕಷ್ಟದಲ್ಲಿ ಇದ್ದವರಿಗೆ ನಾವು ಮಕ್ಕಳನ್ನ ದತ್ತು ತಗೊಳ್ತೀವಿ, ವರ್ಷಕ್ಕೆ ಇಂತಿಷ್ಟು ಅಂತ ದತ್ತು ತಗೊಳ್ತೀವಿ. ಟೀಚರ್ಸ್ ಕೆಲವು ದಾನಿಗಳನ್ನ ದತ್ತು ತಗೊಳ್ತೀವಿ, ನಮ್ಮ
1: ದತ್ತು ತಗೊಳ್ತೀರಾ?
0: ಹೌದು, ಶಿಕ್ಷಕರು ದತ್ತು ತಗೊಳ್ತೀವಿ. ಅಂದ್ರೆ ತುಂಬಾ ಪುವರ್ ಇರೋರು, ಒಂದ್ ಮನೇಲಿ 2-3 ಜನ ಬರ್ತಾರೆ. ಅವರಿಗೇನು ನಮ್ಮ ಶಾಲೆಗೆ ಬರ್ಬೇಕು ಅನ್ನೋ ಆಸೆ, ಎಲ್ಲೋ ಬೇರೆ ಶಾಲೆ ಸೇರ್ತಿದ್ ಮಗುನ್ ನಾ ಇಲ್ಲಿಗೆ ಬರ್ತೀನಿ ಅಂತ ಓಡ್ ಬರುತ್ತೆ. ಆ ಸಂದರ್ಭದಲ್ಲಿ ಅವ್ರಿಗೆ ಆಗಲ್ಲ, ಕಷ್ಟ ಇರುತ್ತೆ ಅವ್ರಿಗೆ. ಅಂತ ಸಂದರ್ಭದಲ್ಲಿ ನಾವು ಅವರಿಗೂ ಕೊಡ್ತೀವಿ. ಜೊತೆಗೆ ನಮ್ಮ ಶಿಕ್ಷಕರು ನಮ್ಮ ಫ್ರೆಂಡ್ಸ್ ಇರ್ತಾರೆ, ಹಳೆ ಹೈಸ್ಕೂಲ್ ವಿದ್ಯಾರ್ಥಿಗಳ ನಮ್ದೆಲ್ಲ ಒಂದಷ್ಟು ಗ್ರೂಪ್ ಇದೆ, ಅವರುಗಳು ತುಂಬಾ ಸಹಕಾರ ಕೊಡ್ತಾರೆ. ವರ್ಷದಲ್ಲಿ ಕೆಲಸದಲ್ಲಿ ಇದ್ದಾರೆ ತುಂಬಾ ಜನ ನನ್ನ ಫ್ರೆಂಡ್ಸ್, ಅಂಬಿಕನ್ ಫ್ರೆಂಡ್ಸ್ ಎಲ್ಲ, ಅವರು ಕೂಡ ಸಹಕಾರ ಕೊಡ್ತಾರೆ. ನಮ್ಮ ಮನೆಗಳಲ್ಲಿ ಸಹಕಾರ ಕೊಡ್ತಾರೆ. ಆಕ್ಚುಲಿ ಇಷ್ಟೆಲ್ಲ ಏನೇನೋ ಮಾಡ್ಬೇಕಂದ್ರೆ ನಮ್ಮ ಫ್ಯಾಮಿಲಿ ಕೂಡ ಇದ್ರ ಜೊತೆ ಇರ್ಬೇಕಲ್ವಾ, ಅವರು ಸಹಕಾರ ಕೊಟ್ರೆ
1: ಮಾತ್ರ.
0: ಹಾಗಾಗಿ ನನ್ನ ಮಗಳು, ಅವಳಿಗೆ ಇಂಜಿನಿಯರ್, ಅವಳು ಶಾಲೆಗೆ ಹೆಲ್ಪ್ ಮಾಡ್ತಾಳೆ. ನಮ್ಮ ಶಾಲೆಯಲ್ಲಿ ಓದಿದ ಒಂದು ಮಕ್ಕಳ ತಂಡವೇ ಇದೆ, ಅವರು ಶಾಲೆಗೆ ಹೆಲ್ಪ್ ಮಾಡ್ತಾರೆ. ಹೀಗೆ ಏನನ್ನು ಕೇಳಲಿಕ್ಕೆ ನಾವು ಹಿಂಜರಿಯಲ್ಲ. ಅಯ್ಯೋ ಕೇಳಿದ ತಕ್ಷಣದಲ್ಲಿ ನಂದೇನೋ ಗೌರವ ಕಡಿಮೆ ಆಗುತ್ತೆ ಅಂತ ಎಲ್ಲೂ ನಾವು ಟೀಚರ್ಸ್ ಹೇಳ್ತೇವೆ.
1: ಮಕ್ಕಳ
0: ಭವಿಷ್ಯಕ್ಕಾಗಿ ಹೀಗಿದೆ, ಮಕ್ಕಳಿಗೆ ಕೊಡ್ತೀರಾ ಅಂತ ಕೇಳ್ತೀವಿ. ಅದ್ರ ಬಗ್ಗೆ ನಮ್ಗೆ ಯಾವ ಅಂಜಿಕೆನೂ ಇಲ್ಲ, ಯಾಕಂದ್ರೆ ಮಾಡ್ತಿರೋದು ತಪ್ಪು ಕೆಲಸ ಅಲ್ವಲ್ಲ. ಹಾಗಾಗಿ ನಮ್ಗೆ ಯಾವ ಅಂಜಿಕೆ, ಎಲ್ಲ ಟೀಚರ್ಸ್ ನಾವು ರೆಡಿ ಇದೀವಿ. ಯಾರೇ ಏನೇ ಕೊಟ್ಟರು ಅದನ್ನ ಪ್ರೀತಿಯಿಂದ ತಗೊಳ್ತೀವಿ. ಬೇಕಾದ್ರೆ ಒಂದು ಸಣ್ಣದೊಂದು 10 ಪೇಜ್ ಪೇಪರ್ ತಂದು ಕೊಟ್ಟರು ಅದನ್ನ ಒಳಗಡೆ ಇಟ್ಟು ಅವರಿಗೊಂದು ನಮಸ್ತೆ ಹೇಳ್ತೀವಿ, ಯಾಕಂದ್ರೆ ಅದು ಆ ಶಾಲೆಗೆ ಬೇಕಾದಂತ ಒಂದು ಆಸ್ತಿಯಾಗಿರುತ್ತೆ.
1: ಅಂದ್ರೆ ನಿಮ್ಮ ಸರ್ಕಾರಿ ಶಾಲೆ ಯಾವುದೇ ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಾ.
0: ಆಗ್ಲೇಬೇಕು, ಯಾಕಂದ್ರೆ ನಾವು ಯಾವ ಶಾಲೆ ಇನ್ನು ಪ್ರೈವೇಟ್ ಆಗ್ಲಿ ಸರ್ಕಾರಿ ಶಾಲೆ ನನಗೆ ದೂರದಿಲ್ಲ. ಆದ್ರೆ ನನ್ನ ಶಾಲೆ ಉಳಿಸ್ಕೊಳ್ಬೇಕಂದ್ರೆ ನನ್ನ ಸಂಭ್ರಮ, ನನ್ನ ಸ್ವಾರ್ಥ ಅಸ್ವಾರ್ಥ ಅಂದ್ರೂ ಅಡ್ಡಿಲ್ಲ. ನನ್ನ ಶಾಲೆ ಉಳಿಬೇಕು, ನನ್ನ ಸರ್ಕಾರಿ ಶಾಲೆ ಆದ್ರೂ ಕೂಡ ನನ್ನ ಶಾಲೆ ಪೈಪೋಟಿಯ ನಡುವಿನ ಉಳಿಬೇಕು ಅಂದ್ರೆ ನಾನು ಒಂದಷ್ಟು ಹೋರಾಟ ಮಾಡ್ಲೇಬೇಕು. ಇವತ್ತಿನ ಕಾಲಮಾನದಲ್ಲಿ ಹೋರಾಟವೇ ಬೇಕು.
2: ಮೇಡಮ್, ನಿಮ್ಮ ಶಾಲೆಗೆ ಸುತ್ತಮುತ್ತ ಎಷ್ಟು ಹಳ್ಳಿಗಳಿಂದ ಮಕ್ಕಳು ಶಾಲೆಗೆ ಬರ್ತಾರೆ ಮೇಡಮ್?
0: 15 ಹಳ್ಳಿಯಿಂದ ಬರ್ತಾರೆ ಮೇಡಮ್. 15 ಹಳ್ಳಿಯಿಂದ 52 ಮಕ್ಕಳು. ಅಂದ್ರೆ ಈ ವರ್ಷದಿಂದ LKG UKG ಪ್ರಾರಂಭ ಮಾಡಿದೀವಿ. ಅದು ನಮ್ದೇ ಸ್ವಂತ ಖರ್ಚು, ಅದಕ್ಕೆ ಸರ್ಕಾರದಿಂದ ಇನ್ನು ಏನು ಅನುದಾನ ಅಂದ್ರೆ ಆಗಿಲ್ಲ. ಸರ್ಕಾರ ಅದನ್ನ ಅನುಮೋದನೆ ಕೊಟ್ಟಿಲ್ಲ. ಅಂದ್ರೆ 20 ಮಕ್ಕಳು ಆಗ್ಬೇಕಂತ ಒಂದು ರೂಲ್ಸ್ ಎಲ್ಲ ಇದೆ, ಆ ಇಲಾಖೆ ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನಾವೇ ಸ್ವಂತ ದಾನಿಗಳ ನೆರವಿನಿಂದ ಆ ಟೀಚರ್ನ ಅಪಾಯ್ ಮಾಡ್ಕೊಂಡು 12 ಮಕ್ಕಳು LKG UKG ಬರ್ತಾ ಇದ್ದಾರೆ. ಅವ್ರು ಬರ್ತಿರೋದು ಕೂಡ ದೂರ ದೂರದಿಂದಲೇ, ಅಂದ್ರೆ ನಮ್ಮ ದೊಡ್ಡ ಮಕ್ಕಳ ತಮ್ಮ ತಂಗಿಯರು. ಹಾಗಾಗಿ ಹೌದು,
2: ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಮಂತ ಶಿಕ್ಷಕರನ್ನ ಪಡೆದಂತಹ ಸಮಟಗಾರು ಶಾಲೆ ನಿಜಕ್ಕೂ ಪುಣ್ಯ ಮಾಡಿದೆ ಅಂತ ಹೇಳ್ಬೋದು, ಆ ಮಕ್ಕಳ ಭಾಗ್ಯ ಅಂತಾನೆ ಹೇಳ್ಬೋದು. ಹಾಗೆ ಕೊನೆಯ ಪ್ರಶ್ನೆ, ಈ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದ್ದೀರಾ, ಈ ಪಯಣ ಹೇಗಿತ್ತು ಮೇಡಮ್?
0: ನಂಗೆ ನಿಜವಾಗ್ಲೂ ನಂಬಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಕಾಂಪಿಟೇಷನ್ ಹೋದಾಗ ಅಲ್ಲಿನ ಕಾಂಪಿಟೇಷನ್ ಜೋರಾಗೇ ಇತ್ತು. ನ್ಯಾಷನಲ್ ಲೆವೆಲ್ಗೆ ನಾವು ಆಯ್ಕೆ ಆದ್ರು 6 ಜನ ಇದ್ವಿ. ಅದರಲ್ಲಿ 2 ಜನ ಕಾಲೇಜ್ ಲೆವೆಲ್ ಅವರು ಇದ್ರು, 2 ಜನ ಹೈಸ್ಕೂಲ್, 2 ಜನ ಪ್ರೈಮರಿ. ನನ್ನನ್ನು ಬಿಟ್ಟು ಹೊರತಾಗ 5 ಜನನು ಕೂಡ ಒಂದು ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಶಾಲೆಗಳನ್ನ, ಅಂದ್ರೆ ಏನು ಆಧುನಿಕ ರೀತಿಯಲ್ಲಿ ಶಾಲೆಗಳನ್ನ ಕಟ್ಟಿದವರು. ಕಂಪ್ಯೂಟರ್ ಲ್ಯಾಬ್ಗಳು, ರಿಸರ್ಚ್ ಅಲ್ಲಿ ಬಂದಂತ 2 ಡಾಕ್ಟರೇಟ್ ಮಾಡಿದವರಾಗಿದ್ರು. ಆ 2 ಇನ್ನು ರಿಸರ್ಚ್ ಮಾಡೋ ಅಂತದವರು. ಕೆಲವರು ತುಂಬಾ ಬೇರೆ ಬೇರೆ ಕಡೆಗೆ ಹೋಗಿ ರಿಸೋರ್ಸ್ ಪರ್ಸನ್, ನನ್ ಜೊತೆನೆ ಪ್ರೈಮರಿನಲ್ಲಿ ಕಾಂಪ್ಲೀಟ್ ಮಾಡಿದಂತವರು. ಕಂಪ್ಯೂಟರ್ ಲ್ಯಾಬ್ ಅಂದ್ರೆ ನೋಡ್ಲಿಕ್ಕೆ 2 ಗಂಟೆ. ಅದೆಲ್ಲ ಅಷ್ಟೆಲ್ಲ ಆಧುನಿಕತೆಗಳ ನಡುವೆ ನನ್ನದೊಂದು ಹಳ್ಳಿಯ ಪರಿಸರದ ಶಾಲೆಯನ್ನ, ಪರಿಸರದ ಪಾಠವನ್ನ ಕಲಿಸುವ ಮೂಲಕ ಹೇಗೆ ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸ್ಬೋದು, ಅವರಲ್ಲಿ ಕಲಿಕೆಯನ್ನು ಉಂಟು ಮಾಡಬಹುದು ಅಂತ ನಾನು ತಗೊಂಡೋಗಿದ್ದು. ಹಾಗಾಗಿ ಸ್ವಲ್ಪ ಭಯ ಇತ್ತು ನನಗೆ. ಅಂದ್ರೆ ನಾನು ಮಾಡಿದ್ದು ಚೆನ್ನಾಗಿದ್ರು ಕೂಡ ಆ 5 ಜನರ ಎದುರು ನಂದು ಒಂದು ಸಪರೇಟ್ ಆಗಿ ಇತ್ತು. ಹಾಗೆ ಸಣ್ಣ ಅಳಕಿತ್ತು, ನಂಗೆ ನಂಬಿಕೆ ಇರಲಿಲ್ಲ ಬರುತ್ತೆ ಅನ್ನೋದು, ಯಾವ ನಂಬಿಕೆನೂ ಇರಲಿಲ್ಲ. ಈ ಪ್ರಸ್ತುತ ಸಂದರ್ಭದಲ್ಲಿ ಪರಿಸರವನ್ನು ಉಳಿಸುವಂತದ್ದು ಮತ್ತೆ ಮಕ್ಕಳ ಜೊತೆ ಜೊತೆಯಾಗಿ ಅಂದ್ರೆ ಶಿಶು ಕೇಂದ್ರಿತ ಶಿಕ್ಷಣವನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಮೇಲ್ಮಟ್ಟದಲ್ಲಿ ಅನ್ಸ್ಕೊಂಡಿರ್ಬೇಕು. ಹಾಗಾಗಿ ಈ ಪ್ರಶಸ್ತಿ ಬಂದಿದೆ. ನಿಜವಾಗ್ಲೂ ನಾನು ನಂಬಿರ್ಲಿಲ್ಲ, ಹೌದಾ ಹೌದಾ ಅನ್ನೋ ಹಾಗಾಗಿ, ಬಟ್ ಪ್ರಿಂಟೆಡ್ ಫಾರ್ಮಲ್ ಅದ್ ಬಂದ ತಕ್ಷಣ ನಿಜವಾಗ್ಲೂ ಅದನ್ನು ಒಪ್ಕೊಳ್ಬೇಕು.
2: ನಿಮ್ ಜೊತೆಗೆ ಇಷ್ಟೊತ್ತು ಮಾತಾಡಿ ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಮ ಈ ಸತತ ಪ್ರಯತ್ನ ಇರ್ಬೋದು, ನಿಷ್ಠೆ ಇರ್ಬೋದು, ಹಾಗೆ ಶಾಲೆಯ ಮೇಲಿನ ಈ ಪ್ರೀತಿಗೆ ಇಂದು ನಿಜವಾದ ಮೌಲ್ಯ ದೊರೆತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಮೇಡಮ್. ನಿಮ್ಗೆ ಮತ್ತೊಮ್ಮೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಅಭಿನಂದನೆಗಳು ಮೇಡಮ್. ಮೇಡಮ್, ನಿಮ್ಮಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು, ಇವರೊಂದಿಗೆ ವೃತ್ತಿಯಲ್ಲಿ ಸಹಕರಿಸಿದ ಶಿಕ್ಷಕರು, ಹಾಗೆ ಇವರಿಗೆ ಸದಾ ಮಾರ್ಗದರ್ಶನ ನೀಡಿದ ಸಮುದಾಯದವರು ನಮ್ಮೊಂದಿಗಿದ್ದಾರೆ. ಅವರು ಇವ್ರ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್, ನೀವು ಕೇಳ್ತಾ

0: ಪ್ರದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
0: ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾದಂತಹ ಶ್ರೀಮತಿ ರತ್ನಕುಮಾರಿ ಮೇಡಮ್ ಅವರ ಜೊತೆ ಮಾತಾಡ್ತಾ ಇದ್ವಿ. ಅವರ ಈ ಶಿಕ್ಷಣ ವೃತ್ತಿಯೊಂದಿಗಿನ ಅವರ ಪಯಣ ಹೇಗೆಲ್ಲ ಇತ್ತು ಅಂತ ಹೇಳಿ ಅವರ ತಮ್ಮ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ನಮ್ಮ ಜೊತೆಗೆ ಇವಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರು ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಅಂಬಿಕಾ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರ ಆಪ್ತ ಶಿಕ್ಷಕರು ಹಾಗೆ ರತ್ನ ಟೀಚರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿರೋದರ ಕುರಿತು ಏನ್ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ.
5: ಬಹಳ ಸಂತೋಷದ ವಿಷಯ ಅಂತ ಹೇಳಿದ್ರೆ, ನನ್ನ ವೃತ್ತಿ ಬದುಕು ಪ್ರಾರಂಭ ಆಗಿದೆ ಸಮಟಗಾರುವಿನಲ್ಲಿ. ನಾನು ಇಲ್ಲಿ ಬಂದಾಗ ರತ್ನ ಟೀಚರ್ HM ಆಗಿದ್ರು, ಅವ್ರು ಇನ್ಚಾರ್ಜ್ ಅಲ್ಲಿ ಇದ್ರು. ನಾನು ಅವ್ರ ಜೊತೆ ಅವರ ಎದುರುಗಡೆಗೆ ನನ್ನ ನೇಮಕಾತಿ ಪತ್ರವನ್ನ ಕೊಟ್ಟು ಈ ಶಾಲೆ ಪಾದಾರ್ಪಣೆ ಮಾಡಿದ್ದು. ಬಹುಶಃ ನಾನು ಎಲ್ಲ ಒಂದ್ ಕಡೆ ಹೇಳ್ಕೊಂಡಿದ್ದೆ, ನಾನು ಬರೀ ಶಾಲೆ ಒಳಗೆ ಬರ್ಲಿಲ್ಲ, ಅವ್ರ ಹೃದಯದೊಳಗೆ ನೇರವಾಗಿ ಬಂದ್ಬಿಟ್ಟೆ ಅಂತ. ಅಷ್ಟು ಅವರು ನನ್ನನ್ನು ಹಚ್ಕೊಂಡಿದ್ರು. ನಮ್ಮಿಬ್ಬರ ಮಧ್ಯ ಒಂದ್ ಸಂಬಂಧ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಸಹೋದ್ಯೋಗಿಗಳ ತರ ಇರ್ಲಿಲ್ಲ, ಸಹೋದರಿಯರ ತರ ಇದ್ವಿ, ಸ್ನೇಹಿತರ ತರ ಇದ್ವಿ. ನನ್ನ ವೈಯಕ್ತಿಕ ವಿಷಯಗಳನ್ನು ಟೀಚರ್ ಹತ್ರ ಹೇಳ್ಕೊಳ್ತಾ ಇದ್ದೆ. ವೃತ್ತಿ ಬದುಕಾಗಿರ್ಲಿ ವೈಯಕ್ತಿಕ ಬದುಕಾಗಿರ್ಲಿ, ಎರಡಕ್ಕೂ ನನಗೆ ಒಬ್ಬ ಉತ್ತಮ ಗೈಡ್ ಆಗಿದ್ರು, ಅವರು ಹಿತೈಷಿ ಆಗಿದ್ರು. ಹಾಗೆ ಅವರು ಶಾಲೆಯನ್ನು ಬಹಳ ಪ್ರೀತಿಸ್ತಿದ್ರು. ಎಸ್ಪೆಷಲಿ ಒಂದು ಈ ಶಾಲೆ ಅನ್ನದೇ ಅವರ ಮನೆ ಮಾತು ಎಲ್ಲದೂ ಕೂಡ ಶಾಲೆನೆ ಆಗಿರ್ತಿತ್ತು. ನಾವಿಬ್ರು ಒಟ್ಟಿಗೆ ಸೇರಿದಾಗ ಯಾವಾಗ್ಲೂ ಶಾಲೆ, ಮಕ್ಕಳನ್ನ ಹೇಗ್ ಮಾಡ್ಬೇಕು, ಶಾಲೆಯನ್ನು ಹೇಗ್ ಅಭಿವೃದ್ಧಿ ಮಾಡ್ಬೇಕು, ಅದ್ರ ಬಗ್ಗೆ ಮಾತಾಡಿದ್ದೇ ಹೆಚ್ಚು. 19 ವರ್ಷಗಳು, ಬಹುಶಃ ನನಗೆ 19 ವರ್ಷ ಇಲ್ಲಿ ಕಳೆದಿದ್ದೀನ ಅಂತ ಅನ್ಸತ್ತೆ. ಅಷ್ಟು ಬೇಗನೆ ಹೋಗಿದೆ ಅಂತ ಹೇಳ್ಬೋದು. ಪ್ರತಿ ದಿನನೂ ಕೂಡ ನಾವು ಶಾಲೆಗೆ ಬಂದಾಗ ಏನ್ ಹೊಸದನ್ ಮಾಡಬಹುದು ಇಲ್ಲಿ ಅಂತ ಹೇಳಿನೇ ನಮ್ಮ ದಿನ ಪ್ರಾರಂಭ ಆಗುತ್ತೆ. ಹಾಗಾಗಿ ಬಹುಶಃ ಇವತ್ತು ಸಮಟಗಾರು ರಾಷ್ಟ್ರ ಮಟ್ಟದ ತನಕ ಹೋಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನು ಮಕ್ಕಳ ವಿಷಯಕ್ಕೆ ಬಂದ್ರೆ, ರತ್ನ ಟೀಚರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಬಹಳ ಸಮೀಪದಲ್ಲಿ ನೋಡಿರೋದ್ರಿಂದ, ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ ಅಂತೇಳಿ, ಅವರು ನೋಡ್ಲಿಕ್ಕೆ ಎಲ್ಲರೂ ಏನ್ ಅನ್ಕೊಳ್ತಾರೆ, ರತ್ನ ಟೀಚರ್ ಸ್ವಲ್ಪ ಸ್ಟ್ರಾಂಗ್ ಅಂತಾನೆ ಅಂತಾರೆ ಎಲ್ರು ಕೂಡ. ಅವ್ರು ಏನಾದ್ರು ಹೇಳುವಾಗ ಗಟ್ಟಿಯಾಗಿನೇ ಹೇಳ್ತಾರೆ ಹೀಗೆ ಅಂತ ಹೇಳಿ, ಆದ್ರೆ ಹೃದಯ ಅವ್ರದ್ದು ಬಹಳ ಮೃದು. ಮಕ್ಕಳಿಗೂ ಅಷ್ಟೇ, ಮಾಡ್ಬೇಕು ಇದನ್ನ ಅನ್ನೋದನ್ನ ಅವರು ಗಟ್ಟಿಯಾಗಿ ಚಾಪಿಸಿನೇ ಹೇಳಿರ್ತಾರೆ, ಆದ್ರೆ ಅದಕ್ಕೆ ಬೇಕಾದಂತ ಸಪೋರ್ಟ್ ಅದನ್ನೆಲ್ಲದನ್ನ ತುಂಬಾ ಪ್ರೀತಿಯಿಂದನೇ ಮಾಡ್ತಾರೆ. ಮತ್ತೆ ಒಂದ್ ಮಗುವಿಗೆ ಏನೋ ಒಂದನ್ನ ನಾವು ಹೇಳಿದಾಗ, ಆ ಮಗುವಿನ ಹಿನ್ನೆಲೆ, ಅದು ಆರ್ಥಿಕ, ಸಾಮಾಜಿಕ, ಹೇಗೆ ಶೈಕ್ಷಣಿಕವಾಗಿ ಹೇಗಿದ್ದಾರೆ ಮನೆಯಲ್ಲಿ ಅನ್ನೋದನ್ನೆಲ್ಲ ಗಮನಿಸಿನೇ ನಾವು ಮಗುವನ್ನ ಎತ್ಕೊಳ್ಳೋ ಪ್ರಯತ್ನ ಮಾಡ್ತೇವೆ. ನೇರವಾಗಿ ಬರೀ ತರಗತಿಯಲ್ಲಿ ಇರುವಂತ ಮಗುವನ್ನ ಮಾತ್ರ ಗಮನಿಸಲ್ಲ, ಅವನ ಹಿನ್ನೆಲೆ ಹೇಗಿದೆ, ಅವನಿಗೆ ಯಾವ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡಿದ್ರೆ ಮೇಲ್ ಬರಬಹುದು ಅನ್ನೋದನ್ನ ನೋಡ್ತಾ ಬರ್ತೀವಿ. ಹಾಗಾಗಿ ಬಹುಶಃ ತಮ್ಮ ಮನೆಯ ಮಗುವಿನಂತಾನೆ ಶಾಲೆಯ ಮಗುವನ್ನ ನೋಡ್ತಿರೋದ್ರಿಂದ, ಮನೆಯಂತೆ ಶಾಲೆಯನ್ನ ನೋಡ್ತಿರೋದ್ರಿಂದ ಇವತ್ತು ನಮ್ಮ ಶಾಲೆ ರಾಷ್ಟ್ರ ಮಟ್ಟದಲ್ಲಿ ಸಮಟಗಾರು ಅನ್ನೋದು ಹೆಸರಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಮೇಡಮ್, ನಿಮ್ಮ ಮತ್ತು ರತ್ನಕುಮಾರಿ ಮೇಡಮ್ ಅವರ ಮಧ್ಯದ ಬಾಂಧವ್ಯ ಹೇಗಿದೆ, ಈ ಬಾಂಧವ್ಯನೇ ಮಕ್ಕಳ ಕಲಿಕೆಗೆ ಹೇಗೆ ಪೂರಕವಾಗುತ್ತೆ ಅನ್ನೋದನ್ನು ತಿಳಿಸಿದ್ರಿ. ನಿಮ್ಮ ಶಾಲೆಯಲ್ಲಿ ಇದೆಲ್ಲ ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಏನ್ ಸ್ಫೂರ್ತಿ ಅಂತ ಹೇಳ್ಬೋದಾ?
5: ಮೊಟ್ಟ ಮೊದಲನೇದಾಗಿ ನಾವು ಈಗ ಈ ಒಂದು ಹೊರಗಡೆ ಕಲಿಕಾ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ನಮಗ್ ಕಾರಣ ಪ್ರೇರಣೆ ಎಲ್ಲದೂ ಕೂಡ ಪರಿಸರ ಅಧ್ಯಯನ ಕೇಂದ್ರನೇ. ಸಂತೆಕಡೂರು ಪರಿಸರ ಅಧ್ಯಯನ ಕೇಂದ್ರದವರು ಯಾವಾಗ ಪರಿಸರ ಮಿತ್ರ ಪ್ರಶಸ್ತಿಗೆ ಅಂತ ಹೇಳಿ ಅರ್ಜಿಯನ್ನ ಕರೆದ್ರು, ಆಗ ನಾವು ಒಂದಷ್ಟು ತರಗತಿಯನ್ನ ಪರಿಸರಕ್ಕೆ ಕೊಂಡೊಯ್ದ್ವಿ. ಅಲ್ಲಿಂದ ಶುರುವಾದ ನಮ್ಮ ಪಯಣವನ್ನು ನಾವೆಲ್ಲೂ ಮುಗಿಸ್ಲಿಲ್ಲ. ನಮ್ಮಿಂದ ಸ್ಫೂರ್ತಿಗೊಂಡು ಹಡ್ಲು ಬೈಲಾಗಿರ್ಬೋದು, ಕಿಳೇರಿ ಮೂಡ್ಲಿ, ಆನೆಗದ್ದೆ, ಎಲ್ಲಾ ಶಾಲೆಗಳವರು ಕೂಡ ನಮ್ಮಿಂದ ಒಂದಷ್ಟು ಅವರು ತಗೊಂಡ್ರು. ಇನ್ನು ಉತ್ತಮವಾಗಿರುವಂತ ಶಾಲೆಗಳಿಂದ ನಾವು ತಗೊಂಡ್ವಿ. ಒಬ್ರನ್ನ ನೋಡಿ ಒಬ್ರು ಬೆಳೀತಾ ಹೋದ್ವಿ. ಅದೊಂದು ಬಹಳ ಖುಷಿ ಪಡುವಂತ ವಿಷಯ. ಇಲ್ಲೊಂದು ಆರೋಗ್ಯಕರವಾದ ಸ್ಪರ್ಧೆ ಪೈಪೋಟಿ ಇದೆ. ನಮ್ಮ ಒಂದು ಸಹ ಬಾಂಧವ್ಯನ ಕೂಡ ಎಲ್ಲರೂ ಕೂಡ ಪ್ರಶಂಸಿಸ್ತಾ ಇರ್ತಾರೆ.
0: ಧನ್ಯವಾದಗಳು ಮೇಡಮ್, ನಿಮ್ಮ ಶಾಲೆಯ ಕುರಿತು. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರು ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ರತ್ನಕುಮಾರಿ ಅವರಿಗೆ ಈ ಪ್ರಶಸ್ತಿ ಬಂದಿರೋದು ತುಂಬಾ ಹೆಮ್ಮೆ ಮತ್ತು ಖುಷಿಯಿಂದ ನಿಮ್ಮ ಅನಿಸಿಕೆಯನ್ನ ತಿಳಿಸಿದ್ದೀರಾ. ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರು ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಶ್ರೀಮತಿ ಅಂಬಿಕಾ ಚಂದ್ರಶೇಖರ್ ಅವರು ಕೂಡ ಶ್ರೀಮತಿ ರತ್ನಕುಮಾರಿ ಅವರು ಮತ್ತು ಇವರ ನಡುವಿನ ಬಾಂಧವ್ಯ ಎಲ್ಲರೂ ಒಗ್ಗಟ್ಟಿನಿಂದ ಮಕ್ಕಳಿಗೆ ಶಿಕ್ಷಣವನ್ನ ಹೇಳ್ಕೊಡುವ ರೀತಿಯ ಕುರಿತು ಮಾಹಿತಿಯನ್ನು ತಿಳಿಸಿದ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಗೆ ಬೆಂಬಲವಾಗಿ ನಿಂತು ಎಲ್ಲ ಕಾರ್ಯಚಟುವಟಿಕೆಗೂ ಕೂಡ ಮಾರ್ಗದರ್ಶನ ನೀಡ್ತಾ ಬಂದಿರುವಂತ ಉಪನ್ಯಾಸಕರಾದಂಥ ಶ್ರೀಯುತ ಶ್ರೀಧರ್ ಮೂರ್ತಿಗಳು ನಮ್ಮ ಜೊತೆಗಿದ್ದಾರೆ. ಇವರನ್ನ ಎಲ್ಲರೂ ಪ್ರೀತಿಯಿಂದ ಗುರುಜಿ ಅಂತಾನೆ ಕರೀತಾರೆ. ಹಾಗಾದ್ರೆ ಗುರುಜಿ ಅವರು ರತ್ನಕುಮಾರಿ ಮೇಡಮ್ ಅವರ ಕುರಿತು ಶಾಲೆಯ ಕುರಿತು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
6: ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ನಿಮ್ ಶಾಲೆಗೆ ಇವತ್ತು ರಾಷ್ಟ್ರ ಪ್ರಶಸ್ತಿ ಬಂದಿದೆ, ರಾಷ್ಟ್ರ ಮಟ್ಟದಲ್ಲಿ ಸಮಟಗಾರು ಶಾಲೆ ಗುರುತಿಸಿಕೊಂಡಿದೆ, ಅಲ್ಲಿಯ ಶಿಕ್ಷಕರಾದಂತಹ ರತ್ನಕುಮಾರಿ ಮೇಡಮ್ ಅವರಿಗೆ ಪ್ರಶಸ್ತಿ ಬಂದಿರೋದು ನಿಮ್ಗೆಲ್ಲ ಎಷ್ಟು ಖುಷಿ ತಂದಿದೆ ಸರ್?
7: ಇಂತಹ ನಾನು ಹಾರೈಸುವುದು ಇಂತಹ ಶಿಕ್ಷಕಿಯರ ಸಂತತಿ ಸಾವಿರವಾಗಲಿ ಸಾವಿರವಾಗಲಿ ಎಂದು ಯಾವತ್ತು ಹಾರೈಸುವವನು. ಆಗ ದೇಶದ ಭವಿಷ್ಯದ ಬಗ್ಗೆ ನಾವು ಬಹುದೊಡ್ಡ ಕನಸನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ. ಶಾಲೆಯ ಬಗೆಗೆ ಕಟ್ಟಿಕೊಂಡ ಕನಸುಗಳನ್ನು ನೋಡಿಕೊಂಡೇ ನಾನು ಗೌರವಿಸದೆ ತೊಡಗಿದ್ದು, ಅವರಿಗೆ ಸಹಕರಿಸತೊಡಗಿದ್ದು, ಮಕ್ಕಳ ಜೊತೆಯಲ್ಲಿ ಬಹಳ ಚೆನ್ನಾಗಿ ಸೇರ್ಪಡೆಗೊಂಡು ಕಲಿಸುವಂತಹ ಯೋಗ್ಯತೆ ಉಂಟು. ಅದಕ್ಕೆ ಮುಖ್ಯ ಕಾರಣ ತನ್ನ ವೃತ್ತಿಯ ಬಗೆಗೆ ಗೌರವ ಉಂಟು, ಪ್ರೀತಿ ಉಂಟು. ವೃತ್ತಿಯ ಬಗ್ಗೆ ಗೌರವ ಪ್ರೀತಿ ಇಲ್ಲದವರು ಯಾರೂ ಕೂಡ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಜೊತೆಗೆ ಶಾಲೆಯನ್ನು ಯಾವ್ಯಾವ ರೀತಿಯಲ್ಲಿ ಈ ಹಳ್ಳಿಗಾಡಿನಲ್ಲಿ ಉತ್ತಮ ಮಟ್ಟದಲ್ಲಿ ಬೆಳೆಸಿಕೊಳ್ಬಹುದು ಅಂತ. ನಾವು ಯಾವತ್ತೂ ವೈಭವದ ಯಾವುದೇ ನಿರ್ಮಾಣಗಳನ್ನು ಬಯಸಿದವರಲ್ಲ, ರತ್ನ ಕೂಡ ಅಲ್ಲ. ಅತಿ ಅಗತ್ಯವಾದದ್ದನ್ನು ಅರ್ಥವತ್ತಾಗಿ ಹೇಗೆ ಬೆಳೆಸಬೇಕು ಎನ್ನುವುದಕ್ಕೆ ಗಮನ ಕೊಟ್ಟೆವು. ನಮ್ಮ ಕೆಲಸಕ್ಕೆ 2008 ಶುರು ಮಾಡಿದ್ದು, ಈ 26ನೇ ವರ್ಷಕ್ಕೆ ಬಂದು ನಿಂತಾಗ ಅವೆಲ್ಲ ಕನಸುಗಳು ನನಸಾಗ್ತಾ ಇದ್ದಾವೆ. ಜೊತೆಗೆ ರಾಷ್ಟ್ರ ಕೂಡ ಇದನ್ನು ಗಮನಿಸಿದೆ, ಈ ಹೆಮ್ಮೆ ನಮಗಿದೆ. ಯೋಗ್ಯ ಶಿಕ್ಷಕಿಯೊಬ್ಬಳಿಗೆ ಶ್ರೇಷ್ಠ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ, ಇದರಲ್ಲಿ ಸಂಶಯವೇ ಇಲ್ಲ. ರತ್ನಕುಮಾರಿಯವರಲ್ಲಿರುವ ಒಂದು ಪ್ರಧಾನ ಲಕ್ಷಣ ಎಂದರೆ ಎಲ್ಲರೊಳಗೆ ಒಂದಾಗಬಲ್ಲ ಶಕ್ತಿಯೂ ಉಂಟು, ಎಲ್ಲರನ್ನೂ ತನ್ನಲ್ಲಿ ಒಂದಾಗಿಸಿಕೊಳ್ಳಬಲ್ಲ ಶಕ್ತಿಯೂ ಕೂಡ ಉಂಟು. ಹಾಗಾಗಿಯೇ ಊರಿನವರೇ ಇರಬಹುದು, ಹೆತ್ತವರೇ ಇರಬಹುದು, ಅಥವಾ ಶಾಲಾ ಅಭಿವೃದ್ಧಿ ಮಂಡಳಿಯವರೇ ಇರಬಹುದು, ಅಥವಾ ದಾನಿಗಳೇ ಇರಬಹುದು, ಎಲ್ಲರ ಮನಸ್ಸನ್ನು ಥಟ್ಟನೆ ಗೆಲ್ಲಬಲ್ಲ ಶಕ್ತಿ ಆಕೆಗೆ ಇದೆ. ಇದು ನಾಟಕೀಯ ಅಲ್ಲ, ಅತ್ಯಂತ ಹೃದಯ ಅಂತರಾಳದಿಂದ ಅವರು ಪ್ರಕಟಿಸುವಂತಹ ಪ್ರತಿಕ್ರಿಯೆಗಳಿದೆ. ಯಾವತ್ತೂ ಕೂಡ ತನ್ನ ಮನೆ ಬೇರೆ ಅಂತ ತಿಳಿಯಲೇ ಇಲ್ಲ ಮೇಡಮ್. ಇದು ಬಹಳ ಮುಖ್ಯವಾದದ್ದು, ಯಾಕಂದ್ರೆ ಬೆಲ್ಲ ಆಗಿ ಆಚೆ ಹೋದರೂ ಕೂಡ ಶಾಲೆಯ ಸ್ಮರಣೆಯಲ್ಲೇ ಹೋಗುವುದು, ಮನೆಯಲ್ಲಿ ಕೂತರೂ ಕೂಡ ಶಾಲೆಯದ್ದೇ ಅಭಿವೃದ್ಧಿಯನ್ನು ಸಾಧಿಸ್ತಾ ಹೋಗಬಹುದು ಎನ್ನುವುದನ್ನು ಬಹಳ ಯೋಜನಾಬದ್ಧವಾಗಿ ಯೋಚಿಸಬಲ್ಲ ಶಕ್ತಿ ಉಂಟು.
0: ಧನ್ಯವಾದಗಳು ಗುರುಜಿ. ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ರತ್ನಕುಮಾರಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿರುವುದರ ಖುಷಿಯ ಕುರಿತು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ, ನಿಮಗೆ ಧನ್ಯವಾದಗಳು. ಶ್ರೀಯುತ ಶ್ರೀಧರ್ ಮೂರ್ತಿಗಳು 35 ವರ್ಷಕ್ಕೂ ಹೆಚ್ಚು ಕಾಲ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯವನ್ನ ನಿರ್ವಹಿಸಿ ಈಗ ನಿವೃತ್ತಿಯ ನಂತರವೂ ಕೂಡ ಶಾಲೆಗೆ ಬೆಂಬಲವಾಗಿ ಮಾರ್ಗದರ್ಶಕರಾಗಿ ಸದಾ ಶುಭವನ್ನ ಹಾರೈಸ್ತಾ ಇರುವಂತಹ ಶ್ರೀಧರ್ ಮೂರ್ತಿಗಳ ಮಾತನ್ನ ಕೇಳಿದ್ವಿ. ಈಗ ಇದೇ ಶಾಲೆಯಲ್ಲಿ ಓದಿ ಈಗ ಬೆಂಗಳೂರಿನ ಜೈನ್ ಕಾಲೇಜಿನಲ್ಲಿ MBA ಮಾಡ್ತಾ ಇರುವಂತಹ ಸಿಂಚನ ಅವರು ತಮ್ಮ ಪ್ರೀತಿಯ ಶಿಕ್ಷಕರ ಕುರಿತು ಹೇಳಿರುವ ಮಾತನ್ನ ಕೇಳೋಣ.
8: ನನ್ನ ಹೆಸರು ಸಿಂಚನ ಎಸಿ, ನಾನು ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದೇನೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಸಮಟಗಾರ ಶಾಲೆಯ ಹಳೆ ವಿದ್ಯಾರ್ಥಿನಿ. ನನ್ಗೆ ರತ್ನ ಟೀಚರ್ ಅಂದ ತಕ್ಷಣ ನಿಷ್ಠೆ ಮತ್ತು ಶ್ರದ್ಧೆ ನೆನಪಾಗುತ್ತೆ. ಹಾಗೆ ಅವರು ಮಕ್ಳ ಜೊತೆ ಶಿಕ್ಷಕಿಯಾಗಿರ್ತಾ ಇರ್ಲಿಲ್ಲ, ಮಕ್ಳ ಜೊತೆ ಮಕ್ಳಂತೆ ಬೆರೆತು ಅವ್ರ ಸಂತೋಷ ದುಃಖನ ಅರ್ಥ ಮಾಡ್ಕೊಳ್ಳೋ ಒಂದು ಆತ್ಮೀಯ ವ್ಯಕ್ತಿಯಾಗಿದ್ರು ಅಂತಾನೆ ಹೇಳ್ಬೋದು. ಅವ್ರದೊಂದು ಅಂದ್ರೆ ನಿಸ್ವಾರ್ಥ ಸೇವೆ ಅನ್ನೋದು ನನ್ಗೂ ನನ್ನ ಲೈಫಲ್ಲಿ ನೆಕ್ಸ್ಟ್ ನಾನು ಅದೇ ತರ ಇರ್ಬೇಕು ಅಂತ ಅನ್ಸುತ್ತೆ. ಅವರನ್ನ ನಾನು ಮೊದ್ಲಿಂದನೂ ನೋಡ್ಕೊಂಡೇ ಬಂದಿದ್ದೀನಿ, ಯಾಕಂದ್ರೆ ಇದು ನಮ್ಮೂರೇ ಆಗಿರೋದ್ರಿಂದ ನಾವು ಶಾಲೆನ ಬಿಟ್ಮೇಲೂ ನಾನ್ ಆ ಸ್ಕೂಲ್ ಬಗ್ಗೆ ನನಗೆ ಅಷ್ಟೇ ನಂಬಿಕೆ ಅಷ್ಟೇ ಪ್ರೀತಿ ಇದೆ. ಹಾಗೆ ಅವರ ನಡೆ ನೋಡಿದಾಗ ನನ್ಗೆ ಅವರ ಒಂದು ನಿಸ್ವಾರ್ಥ ಸೇವೆ, ಯಾಕಂದ್ರೆ ಒಬ್ಬ ಶಿಕ್ಷಕಿ ಅಂದ್ರೆ ಪಾಠಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅವರು ಮಕ್ಕಳಿಗೆ ಭವಿಷ್ಯ ಉಜ್ವಲ ಆಗೋಕೆ ಮಕ್ಕಳಿಗೆ ಜೀವನದ ಪಾಠವನ್ನ ಹೇಳ್ಕೊಡ್ತಾ ಇದ್ದಾರೆ. ಮುಂದೆ ನಾನು ಕೂಡ ಇವರ ಹಾಗೇನೆ ಒಂದು 4 ಜನಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶಕಳಾಗಿ ಇರೋಕೆ ನಾನು ಆಸೆ ಪಡ್ತೇನೆ.
0: ಧನ್ಯವಾದಗಳು ಸಿಂಚನ. ನಿಮ್ಮ ಪ್ರೀತಿಯ ಶಿಕ್ಷಕರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿರುವ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ, ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈಗ ಶ್ರೀಮತಿ ರತ್ನಕುಮಾರಿ ಅವರ ಮತ್ತೋರ್ವ ಶಿಷ್ಯರಾದಂಥ ವೈದೇಹಿ ನಮ್ಮ ಜೊತೆಗಿದ್ದಾರೆ. ವೈದೇಹಿ ಅವರು PUCಯನ್ನ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವರು ಕೂಡ ಅವರ ಶಿಕ್ಷಕರ ಕುರಿತು ಮಾತಾಡ್ತಾರೆ, ಕೇಳೋಣ.
9: ನನ್ನ ಹೆಸರು ವೈದೇಹಿ ಎಸ್. ನಾನೀಗ ಪ್ರಥಮ PUCಯಲ್ಲಿ ಓದ್ತಾ ಇದ್ದೀನಿ. ನಾನು ರಾಷ್ಟ್ರೀಯ ವಸತಿ ಶಾಲೆ ಕೋಣಂದೂರಿನಲ್ಲಿ ನನ್ನ ಪ್ರಥಮ PUCನ ಓದ್ತಾ ಇದ್ದೀನಿ. ನಾನು 1-7 ತರಗತಿವರೆಗೂ ಸಂಟಗಾರ ಶಾಲೆಯಲ್ಲೇ ಓದಿದ್ದು. ಅಲ್ಲಿ ನನಗೆ ರತ್ನಕುಮಾರಿ ಟೀಚರ್ ಅವರು ಮುಖ್ಯ ಶಿಕ್ಷಕರಾಗಿ ಇದ್ರು. ನಾನು ಹುಂಚದಿಂದ ಸಂಟಗಾರ ಶಾಲೆಗೆ ಡೈಲಿ ಅಲ್ಲಿಗೆ ಹೋಗ್ತಾ ಇದ್ದೆ. ಅವರು ಪಟ್ಟಿರೋ ಪರಿಶ್ರಮಕ್ಕೆ ಅದು ನಮ್ಗೆ ಅವ್ರ ಬಗ್ಗೆ ಏನ್ ಗೌರವ ಇತ್ತೋ ಅದಕ್ಕೆ ಇಡೀ ರಾಷ್ಟ್ರದ ಪರವಾಗಿ ಅವರಿಗೆ ಒಂದ್ ಗೌರವ ದೊರಕಿದೆ ಅನ್ನೋದೇ ಖುಷಿ ನಮಗೆ. ಅವ್ರು ಇಷ್ಟು ವರ್ಷಗಳ ಕಾಲ ಆ ಶಾಲೆಗೋಸ್ಕರ ಪಟ್ಟಿರೋ ಶ್ರಮಕ್ಕೆ ಒಬ್ಬೊಬ್ಬ ವಿದ್ಯಾರ್ಥಿನೂ ಅವರು ಪ್ರೀತಿಯಿಂದ ಅವ್ರ ಮಕ್ಕಳಂತೆ ನೋಡ್ಕೊಂಡಿದ್ದಕ್ಕೆ ಅವರಿಗೆ ಆ ಪ್ರಶಸ್ತಿ ಸಲ್ಲಬೇಕಾಗಿದೆ. ಅವರು ಅದಕ್ಕೆ ನಿಜವಾಗ್ಲೂ ಅರ್ಹರಾಗಿರ್ತಾರೆ ಅನ್ನೋದೇ ನನ್ನ ಭಾವನೆ. ಅವರಿಗೆ ಆ ಪ್ರಶಸ್ತಿ ಸಿಕ್ಕಿರೋ ತುಂಬಾನೇ ಖುಷಿ ಇದೆ. ನಮ್ಗೆ ಆ ಪ್ರಶಸ್ತಿ ಸಿಕ್ಕಷ್ಟೇ ಖುಷಿ ಆಗ್ತಿದೆ ಅವರಿಗೆ ಆ ಪ್ರಶಸ್ತಿ ಸಿಕ್ಕಿರೋದು. ಮಕ್ಕಳಿಗೆ ಮಕ್ಕಳ ತರ ಆಗಿ ಶಿಕ್ಷಕರಿಗೆ ಸಿಬ್ಬಂದಿಗಳಿಗೆ ಅವರು ಫ್ರೆಂಡ್ಸ್ ತರನೇ ಇದ್ರು. ಮಕ್ಕಳ ಜೊತೆಗೂ ಅಷ್ಟೇ, ಯಾವಾಗ ಫ್ರೆಂಡ್ಸ್ ತರ ಇರ್ಬೇಕು ಅವಾಗ ಫ್ರೆಂಡ್ಸ್ ತರ, ಯಾವಾಗ ಶಿಕ್ಷಕರಾಗಿರ್ಬೇಕು ಅವಾಗ ಶಿಕ್ಷಕರಾಗಿ ನಮ್ಮನ್ನ ಎಲ್ಲೂ ಒಂದ್ ಕಡೆ ತಪ್ಪು ದಾರಿಲಿ ಹೋಗಕ್ಕೆ ಬಿಡ್ತಾ ಇರ್ಲಿಲ್ಲ. ಜೊತೆಗೆ ಹೇಗಿರ್ಬೇಕು ಜೀವನದಲ್ಲಿ ಅನ್ನೋದನ್ನ ದಿನ ನಿತ್ಯ ಅದನ್ನ ಹೇಳ್ತಾ ಬರ್ತಾ ಇದ್ರು. ಹಾಗೆ ಇವಾಗ್ಲೂ ಕೂಡ ನಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ. ಎಲ್ಲೇ ಸಿಕ್ಕಿದ್ರು ಕೂಡ ಅದೇ ನಿಟ್ಟಿನಲ್ಲಿ ಅವ್ರು ನಮ್ಮನ್ನ ಇವತ್ತಿಗೂ ಮಾರ್ಗದರ್ಶನ ಮಾಡ್ತಾರೆ. ಕ್ಲಾಸ್ ರೂಮ್ ಇಂದ ಹಿಡಿದು ಇವಾಗ ನಾನಲ್ಲಿ ಓದ್ತಾ ಇಲ್ದೆ ಇದ್ರು ಅಷ್ಟೇ ಪ್ರೀತಿ ಅದೇ ಕ್ಲಾಸ್ ರೂಮಿನ ಟೀಚರ್ ಆಗಿ ಇವಾಗ್ಲೂ ನನ್ನನ್ನ ಒಬ್ಬ ವಿದ್ಯಾರ್ಥಿಯಾಗಿ ಅವ್ರ ಮಗಳಂತೆ ನೋಡ್ತಾರೆ. ಅದೇ ನಮ್ಗೆ ಖುಷಿ. ಅಲ್ಲಿರೋ ಪ್ರತಿಯೊಬ್ಬರನ್ನು ತಮ್ಮ ಕುಟುಂಬದಂತೆನೆ ನೋಡ್ಕೊಂಡಿದ್ದಾರೆ. ಅವರು ಬೈಲಿ ಏನೇ ಮಾಡ್ಲಿ ಅದೇ ಕ್ಷಣ ಅವ್ರನ್ನ ಮತ್ತೆ ಪ್ರೀತಿಯಿಂದ ಅಷ್ಟೇ ಪ್ರೀತಿಯಾಗಿ ನೋಡ್ಕೋತಾ ಇದ್ರು. ಆ ಗುಣನೇ ನಮಗೆ ಸ್ಫೂರ್ತಿಯಾಗಿರುತ್ತೆ ಯಾವಾಗ್ಲೂ. ಅವರಿಗೆ ಎಷ್ಟೇ ಪ್ರಶಸ್ತಿ ಬರ್ಲಿ ಮತ್ತೆ ಅದು ಉತ್ಸಾಹ ಕೊಡುತ್ತೆ ಅವ್ರಿಗೆ ಇನ್ನೂ ಕೆಲಸ ಮಾಡ್ಬೇಕು, ಇನ್ನೂ ಜಾಸ್ತಿ ಶಾಲೆಗೋಸ್ಕರ ದುಡಿಬೇಕು, ಇನ್ನೂ ಹೆಚ್ಚು ಮಕ್ಕಳಿಗೆ ನನ್ನ ಕೈಯಲ್ಲಿ ಆದಷ್ಟು ವಿದ್ಯೆನ್ ಕೊಡ್ಬೇಕು, ಸಂಸ್ಕಾರ ಕಲಿಸ್ಬೇಕು ಅನ್ನೋದೇ ಅವರಿಗೆ. ಈ ತರ ಹೆಚ್ಚೆಚ್ಚು ಪ್ರಶಸ್ತಿ ಬಂದಾಗೆಲ್ಲ ಅವರಿಗೆ ಆ ಉತ್ಸಾಹ ಜಾಸ್ತಿ ಆಗತ್ತೆ. ಆ ಗುಣನೇ ನಮಗೆ ಯಾವಾಗ್ಲೂ ಸ್ಫೂರ್ತಿಯಾಗಿರತ್ತೆ. ಆದ್ರೆ ಎಷ್ಟೇ ಪ್ರಶಸ್ತಿ ಬರಲಿ ಅವರಿಗೆ ಆ ಪ್ರಶಸ್ತಿ ಬಂದಿದೆ ಅನ್ನೋ ಅಹಂಕಾರ ಇಲ್ಲ. ಒಳ್ಳೆ ಗುಣ ಆ ಒಳ್ಳೆತನ ಯಾವಾಗ್ಲೂ ನಮ್ ಜೊತೆ ಸ್ಫೂರ್ತಿ ಇರತ್ತೆ. ನಾವು ಕೂಡ ಅದನ್ನ ನಮ್ಮಲ್ಲಿ ಬೆಳೆಸ್ಕೊಳ್ಳೋ ತರ ಅವ್ರು ನಮಗ್ ಕಲ್ಸಿದ್ದಾರೆ. ಅದೇ ನಮಗ್ ಖುಷಿ.
0: ಧನ್ಯವಾದಗಳು ವೈದೇಹಿ ಅವರೇ, ನಿಮ್ಮ ಪ್ರೀತಿಯ ಶಿಕ್ಷಕರ ಕುರಿತು ಹಾಗೆ ಅವರಿಗೆ ಪ್ರಶಸ್ತಿ ಬಂದಿರುವ ಖುಷಿಯನ್ನ ನಮ್ ಜೊತೆ ಹಂಚ್ಕೊಂಡ್ರಿ. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ ಪ್ರಶಸ್ತಿ ವಿಜೇತ ಶಿಕ್ಷಕರಾದಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರತ್ನಕುಮಾರಿ ಅವರಿಗೆ ಈ ರಾಷ್ಟ್ರ ಪ್ರಶಸ್ತಿ ಬಂದಿರುವುದರ ಕುರಿತು ಅವರ ಶಿಷ್ಯರು ಹಾಗೆ ಅವರ ಮಾರ್ಗದರ್ಶಕರಾದ ಗುರುಜಿಯವರು, ಅವರ ಸಹ ಶಿಕ್ಷಕರಾದ ಅಂಬಿಕಾ ಅವರು, ಇವರೆಲ್ಲರೂ ಕೂಡ ನಮ್ಮ ಪ್ರೀತಿಯ ಶಿಕ್ಷಕರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿರೋದು ಇಡೀ ಶಾಲೆಗೆ ಸಂಭ್ರಮ, ಇಡೀ ಊರಿಗೆ ಸಂಭ್ರಮವನ್ನ ತಂದುಕೊಟ್ಟಿದೆ. ನಮ್ಮೆಲ್ಲರ ಹೆಮ್ಮೆಯ ಶಿಕ್ಷಕರು ಎಂಬ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮೇಡಮ್, ನಿಮ್ಮ ಈ ದೀರ್ಘಾವಧಿಯ ಶಿಕ್ಷಣ ಸೇವೆ, ವಿದ್ಯಾರ್ಥಿಗಳ ಮೇಲಿನ ಪ್ರೀತಿ ಮತ್ತೆ ಸಮಾಜಕ್ಕೆ ನೀವು ನೀಡಿದ ಕೊಡುಗೆ ನಿಜಕ್ಕೂ ಪ್ರಶಂಸನೀಯ ಅಂತ ಹೇಳ್ಬೋದು. ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡ ನಿಮ್ಗೆ ನಮ್ಮ ತಂಡದ ಪರವಾಗಿ, ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಮೇಡಮ್. ಈ ಸಾಧನೆ ಮುಂಬರುವ ಪೀಳಿಗೆಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಆಗ್ಲಿ ಅಂತ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಇಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ನಿಮ್ಮ ಶ್ರಮಕ್ಕೆ ಈ ಪ್ರಶಸ್ತಿ ಸೂಕ್ತ ಗೌರವ ಅಂತ ಹೇಳ್ಬೋದು. ನಿಮ್ಮಂಥ ಉತ್ತಮ ಶಿಕ್ಷಕರಿಂದ ಸಮಾಜ ಕಟ್ಟಲು ಸಾಧ್ಯ. ನಮ್ಮೊಂದಿಗೆ ನಿಮ್ಮ ಅಮೂಲ್ಯ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಎಲ್ಲ ನನ್ನ ಪ್ರೀತಿಯ ಗುರುಗಳಿಗೂ ಕೂಡ ಈ ದಿನ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು.
0: ಹಾಯ್, ಹಲೋ, ನಮಸ್ತೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗುರು ಪಥ ಅನ್ನೋ ಒಂದು ಕಾರ್ಯಕ್ರಮವನ್ನ ತಡ್ಕೊಂಡು ಬಂದಿದ್ದೀವಿ. ಇನ್ನು ನಮ್ಮ ಆರ್ಜೆಗಳು, ರೇಡಿಯೋ ಶಿವಮೊಗ್ಗದ ಕೇಳುಗರಿಗೋಸ್ಕರನೇ ನಮ್ಮ ಆರ್ಜೆಗಳೆಲ್ಲರೂ ಒಟ್ಟಾಗಿ ಬಂದಿದ್ದೀವಿ. ಹಾಗೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನಮ್ಮೊಟ್ಟಿಗಿದ್ದಾರೆ.
5: ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ.
6: ನಾನು ಆರ್ಜೆ ಶ್ರೀಧರ್.
7: ಹಾಗೆ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ.
0: ಸೊ ಪ್ರೀತಿಯ ಕೇಳುಗರಿಗಾಗಿ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಹಾಗೆ ನಮ್ಮ ಆರ್ಜೆಗಳೆಲ್ಲರಿಗೂ ಕೂಡ ಮೊದಲನೇದಾಗಿ ಹ್ಯಾಪಿ ಟೀಚರ್ಸ್ ಡೇ.
5: ನಿಮ್ಗೂ ಕೂಡ ಹ್ಯಾಪಿ ಟೀಚರ್ಸ್ ಡೇ.
0: ಥ್ಯಾಂಕ್ ಯು ರಕ್ಷಿತಾ.
5: ಶಿಕ್ಷಕರ ದಿನಾಚರಣೆಯನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಶಿಕ್ಷಕರು ತುಂಬಾನೇ ಮುಖ್ಯವಾಗ್ತಾರೆ ಅಲ್ವಾ? ಸೊ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನ ಕಾಣಲಿಕ್ಕೆ ಶಿಕ್ಷಕರ ಪಾತ್ರ ತುಂಬಾನೇ ಮುಖ್ಯವಾಗುತ್ತೆ. ಹಾಗೆ ನಮ್ಗೆ ಈ ಅನ್ನೋ ಒಂದು ಅಕ್ಷರದಿಂದ ಹಿಡಿದು ನಾವ್ ಇವತ್ತು ಇಷ್ಟು ಓದ್ತಾ ಇದೀವಿ, ಇಷ್ಟೆಲ್ಲ ಭಾಷೆಯನ್ನ ಮಾತನಾಡ್ತಿದೀವಿ ಅಂದ್ರೆ ಅದಕ್ಕೆ ಕಾರಣ ಶಿಕ್ಷಕರು ಅಂತಾನೆ ಹೇಳ್ಬಹುದು.
0: ಹೌದು ರಕ್ಷಿತಾ, ಯಾವಾಗ್ಲೂ ದೊಡ್ಡ ಒಂದು ಮಾತು ಹೇಳ್ತಾರೆ, ನಮ್ಮ ಜೀವನದಲ್ಲಿ ಯಾವಾಗ್ಲೂ ಕೂಡ ಮುಂದೆ ಒಂದು ಗುರಿ ಇರಬೇಕಂತೆ, ಹಿಂದೆ ಗುರುಗಳಿರ್ಬೇಕಂತೆ. ಗುರುಗಳ ಆಶೀರ್ವಾದ ಇದ್ದಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನ ಕಾಣೋಕೆ ಸಾಧ್ಯ ಅಂತ ಹೇಳ್ತಾರೆ. ಇನ್ನೂ ಒಂದು ಮಾತು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮುಕುತಿ ಅಂತ. ಸೊ ಗುರುಗಳಿಗೆ ಅಷ್ಟು ಮಹತ್ತರವಾದಂತ ಸ್ಥಾನ ಕೂಡ ಇದೆಲ್ಲ ರಕ್ಷಿತಾ.
5: ಖಂಡಿತವಾಗ್ಲೂ ಹೌದು. ಸೊ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ನಮಗೆ ಒಂದು ಅಕ್ಷರ ಹೇಳ್ಕೊಟ್ರು ಕೂಡ ಅವರನ್ನ ಗುರು ಅಂತ ಭಾವಿಸುವಂತಹ ಒಂದು ಸಂಸ್ಕೃತಿ ನಮ್ಮ ಭಾರತ ದೇಶದಲ್ಲಿ ಇದೆ ಅಂತಾನೆ ಹೇಳ್ಬಹುದು.
0: ಹೌದು.
7: ಓಕೆ, ಹಾಗೆ ರಕ್ಷಿತಾ, ಉತ್ತಮ ಭವಿಷ್ಯವನ್ನ ಸೃಜಿಸುವ ಶಿಲ್ಪಿ ಅಂತಂದ್ರೆ ಶಿಕ್ಷಕ. ಶಿ ಅಂತಂದ್ರೆ ಶಿಸ್ತು, ಕ್ಷ ಅಂದ್ರೆ ಕ್ಷಮತೆ, ಕ ಅಂದ್ರೆ ಕರ್ತವ್ಯ ಪ್ರಜ್ಞೆ. ಸೊ ಇಷ್ಟು ಸೇರಿ ಶಿಕ್ಷಕ ಅಂತಾನೆ ಹೇಳ್ತಾರೆ. ಸೊ ಶಿಕ್ಷಕರ ದಿನಾಚರಣೆಯ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ಇವತ್ತಿನ ಈ ಒಂದು ಗುರು ಪಥ ಕಾರ್ಯಕ್ರಮದಲ್ಲಿ ನಿಮ್ಮ ನಮ್ಮ ಏನು ಆರ್ಜೆಸ್ ಇದೀವಿ, ಸೊ ಅವರ ಒಂದು ಸ್ಟೂಡೆಂಟ್ ಲೈಫ್ ಅಲ್ಲಿ ಆಗಿರ್ಬೋದು, ಅವರು ಯಾವ ಯಾವ ಗುರುಗಳಿಗೆ ಅವರಿಂದ ಕಲ್ಸ್ಕೊಟ್ಟಿರುವಂತಹ ಬೋಧನೆಯನ್ನ ಇನ್ ನೀವು ನಮ್ ಜೊತೆ ಶೇರ್ ಮಾಡ್ಕೊಳ್ಬಹುದು ಅಂತ ನಾನು. ಸೊ ಶ್ರೀಧರ್, ಫಸ್ಟ್ ನಿಮಗೇನೆ.
6: ಓಕೆ ಶ್ವೇತಾ ಅವರೆ, ತುಂಬಾ ಚೆನ್ನಾಗಿ ಹೇಳ್ತೀರಿ, ಎಲ್ಲರೂ ಕೂಡ ಚೆನ್ನಾಗಿ ಹೇಳಿದ್ರಿ ಗುರುಗಳ ಬಗ್ಗೆ. ಹಾಗೆ ಸೊ ಗುರುಗಳದೇ ಅಕ್ಷರ ಕಲ್ಸೋದು ಅಷ್ಟೇ ಅಲ್ಲ, ಅವರು ನಮಗೆ ಒಂದು ದಾರಿಯನ್ನು ಕೂಡ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಹಾಗೆ ನಮಗೆ ಒಂದು ಎನ್ಕರೇಜ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಎಲ್ಲ ವಿಷಯಗಳಲ್ಲೂ ಕೂಡ ಅಷ್ಟೇ, ನಾವು ಶಾಲೆಯ ದಿನಗಳಲ್ಲಿ ಬರೀ ಓದೋದಕ್ಕಷ್ಟೇ ಅಲ್ಲದೆ ನಮ್ಮ ಏನು ದೈನಂದಿನ ಕ್ರೀಡೆಗಳಿಗಾಗಿರ್ಬೋದು ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ, ನಾವು ಹೇಗಿರಬೇಕು, ಶಿಸ್ತು, ಇದೆಲ್ಲದನ್ನು ಕೂಡ ಕಲಿಸ್ಕೊಡುವಂಥವ್ರು ಶಿಕ್ಷಕರು ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ತುಂಬ ಚೆನ್ನಾಗಿ ಇವತ್ತು ನಮ್ಮ ರೇಡಿಯೋದಲ್ಲಿ ಕೂಡ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಗಳು ಬರ್ತಾ ಇದೆ, ನೀವು ಕೂಡ ಅದನ್ನು ಕೇಳಿಸ್ಕೊತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೂ ಕೂಡ ಏನಾದರೂ ನಿಮ್ಮ ಶಿಕ್ಷಕರ ಬಗ್ಗೆ ಹೇಳಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಮಗೆ ಮೆಸೇಜ್ ಕೂಡ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಹಾಗೆ ನಮ್ಮ ಶಿಕ್ಷಕರ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ನಮ್ಮ ಪ್ರತಿ ಒಂದು ಹಂತದಲ್ಲೂ ಕೂಡ ನಮ್ಮನ್ನು ಗಮನಿಸಿ ನಮ್ಮಲ್ಲಿರುವಂತಹ
0: ಹೌದು, ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನೆಲ್ಲ ಅದನ್ನೆಲ್ಲ ಸರಿಪಡಿಸಿ ನಮ್ಮನ್ನ ನಮ್ಮ ಜೀವನದಲ್ಲಿ ಒಳ್ಳೆ ಮಾರ್ಗದ ಹತ್ರ ಕರ್ಕೊಂಡು ಹೋಗಕ್ಕೆ ಶಿಕ್ಷಕರು ತುಂಬಾ ಮಹತ್ತರ ಪಾತ್ರವನ್ನ ವಹಿಸ್ತಾರಲ್ವಾ.
6: ನಿಜವಾಗ್ಲೂ ನಮ್ಮ ಸಾಮರ್ಥ್ಯ ಏನು ಅನ್ನೋದು ನಮ್ಮ ತಂದೆ ತಾಯಿಯರಿಗೆ ಗೊತ್ತಿಲ್ಲದ್ರೂ ನಮ್ಮ ಶಾಲೆಯ ಶಿಕ್ಷಕರಿಗೆ ಗೊತ್ತಿರುತ್ತೆ. ಯಾವ್ದ್ರಲ್ಲಿ ಇವನು ಚುರುಕಿದಾನೆ, ಏನ್ ಮಾಡ್ಬೋದು ಮುಂದೆ ಅನ್ನೋದನ್ನ ಶಿಕ್ಷಕರು ತುಂಬಾನೇ ಚೆನ್ನಾಗಿ ಹೇಳ್ತಾರೆ.
0: ಇನ್ನು ಏನಂತಾರೆ ಶ್ರೀಧರ್, ನಾವು ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿದ್ದಾಗ ಅಪ್ಪ ಅಮ್ಮನ ನಮ್ಮವರು ಅಂತ ಅನ್ಕೊಳ್ತೀವಿ, ಅದಾದ್ಮೇಲೆ ಶಾಲೆ ಅಂತ ಬಂದಾಗ ಶಿಕ್ಷಕರೇ ನಮ್ಮ ಒಂದು ಲೈಫ್ ಆಗೋಗ್ಬಿಡ್ತಾರಲ್ವಾ. ಶಿಕ್ಷಕರನ್ನೇ ನಮ್ಮ ಹೀರೋ ಹೀರೋಯಿನ್ ಆಗಿ ಮಾಡ್ಕೊಳ್ತೀವಿ, ಅವ್ರು ಹೇಳಿದಂತ ಮಾತುಗಳನ್ನೇ ಪಾಲಿಸ್ತಾ ಇರ್ತೀವಿ. ಒಂದ್ ಪಕ್ಷ ಅಪ್ಪ ಅಮ್ಮ ಹೇಳಿದ ಮಾತು ಕೇಳಿಲ್ಲ ಅಂದ್ರೂ ಶಿಕ್ಷಕರ ಮಾತನ್ನ ಕೇಳ್ತೀವಿ. ಶಿಕ್ಷಕರು ಹೊಡಿತಾರೆ ಅನ್ನೋ ಒಂದು ಭಯ ಒಂದ್ ಕಡೆ, ಅವ್ರ ಮೇಲಿರುವಂತಹ ಭಕ್ತಿ ಹಾಗೆ ಶ್ರದ್ಧೆ ಕೂಡ ಒಂದ್ ಕಡೆ, ಗೌರವ ಕೂಡ ಒಂದ್ ಕಡೆ ಅಲ್ವಾ?
5: ಖಂಡಿತವಾಗ್ಲೂ ಹೌದು. ಸೊ ಒಂದು ಕಲ್ಲನ್ನ ಕೆತ್ತಿ ಹೇಗೆ ಶಿಲೆಯನ್ನ ರೂಪಿಸ್ತಾರೋ ಅದೇ ರೀತಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಅವರ ವಿದ್ಯಾರ್ಥಿಗಳನ್ನ ಆ ರೀತಿಯಾಗಿ ರೂಪಿಸ್ತಾರೆ ಅಂತಾನೆ ಹೇಳ್ಬೇಕು. ಹಾಗೇನೆ ಶಿಕ್ಷಕರು ಅವ್ರು ಹೇಳಿದಂತಹ ಪ್ರತಿಯೊಂದು ಮಾತನ್ನ ಕೂಡ ನಾವು ಪಾಲಿಸಿದ್ರೆ ಜೀವನದಲ್ಲಿ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಇವಾಗ ನಾವೇನೋ ಮಾಡ್ತಿದೀವಿ ಅಂದಾಗ ನಾವು ಇವತ್ತು ಯಾವುದೇ ತಪ್ಪನ್ನ ಮಾಡದೆ ಸರಿ ದಾರಿಯಲ್ಲಿ ಹೋಗ್ತಿದೀವಿ ಅಂದ್ರೆ ಶಿಕ್ಷಕರ ಪಾತ್ರ ತುಂಬಾನೇ ಮುಖ್ಯವಾಗುತ್ತೆ. ಈಗ ಅಪ್ಪ ಅಮ್ಮ ಎಷ್ಟೇ ಹೇಳಿದ್ರು ಅಪ್ಪ ಅಮ್ಮನ ಮುದ್ದು ಏನೇ ಅಂದ್ರೂ ಒಂದು ಮುದ್ದಿರುತ್ತಲ್ವಾ, ಏ ಅಪ್ಪ ಅಮ್ಮ ಅಲ್ವಾ ಬಿಡು ಅನ್ನೋದಿರುತ್ತೆ. ಬಟ್ ಶಿಕ್ಷಕರು ನೀವು ಹೇಳ್ದ ಹಾಗೆ ಅವರು ಶಿಕ್ಷೆ ಕೊಡ್ತಾರೆ ಅನ್ನೋ ಭಯ ಇರುತ್ತಲ್ವಾ? ಸೊ ಹಾಗಾಗಿ ನಾವು ತಪ್ಪನ್ನ ಮಾಡೋದಿಲ್ಲ, ಅಯ್ಯೋ ಇದು ತಪ್ಪು ಇದು ಸರಿ ಅನ್ನೋದು ನಮಗೆ ಅರಿವಾಗುತ್ತೆ ಅಂತಾನೆ ಹೇಳ್ಬಹುದು.
7: ಹಾಗೆ ನಮ್ಮ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ಆ ಗೋಲ್ಡನ್ ಲೈಫಿಗೆ ಆ ಗೋಲ್ಡನ್ ಅನ್ನ ಪದನೇ ನಮ್ಮ ಶಿಕ್ಷಕರಿಂದ ಪಡ್ಕೊಂಡಿರ್ಬೋದು ಅಂತ ನಾವು ಹೇಳ್ಬೋದು. ಸೊ ಪ್ರತಿ ಒಂದು ಒಂದು ಹಂತ ಅಂತಿರುತ್ತೆ, ಅದು ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಅಥವಾ ಕಾಲೇಜ್ ಡೇಸ್ ಆಗಿರ್ಬೋದು. ಕಾಲೇಜ್ ಡೇಸ್ ಅನ್ನೋ ಆ ಒಂದು ಏನು ಸ್ಟೆಪ್ ಇರುತ್ತೆ, ಆವಾಗ ಗೋಲ್ಡನ್ ಲೈಫ್ ಅಂತಾನೆ ಕರಿತೀವಿ. ಆಗ ನಮಗೆ ತಿಳಿದೇ ಇರುವಂತಹ ವಿಷಯಗಳನ್ನ ತಿಳಿಸಿ ತಿದ್ದಿ ತೀಡಿ ಆ ಒಂದು ಶಿಲೆಯನ್ನಾಗಿ ಮಾಡ್ತಾರಲ್ಲ ನಮ್ಮ ಶಿಕ್ಷಕರಿಗೆ ಎಷ್ಟು ಏನು ಧನ್ಯವಾದಗಳು ಹೇಳಿದ್ರೆ ಸಾಕಾಗೋದಿಲ್ಲ ಅಂತಾನೆ ಹೇಳ್ಬೋದು.
6: ಸೊ ಹಾಗೆ ನಾವು ಮನೆಯಲ್ಲೂ ಅಷ್ಟೇನೆ, ಮನೇಲಿ ಯಾರೋ ಒಬ್ರು ಏನೋ ವಿಷಯನ ಹೇಳಿರ್ತಾರೆ ಅಂತಂದ್ರೆ ಮನೇಲಿ ನಮ್ದೇ ಇದ್ರೂ ಶಿಕ್ಷಕರು ಅದನ್ನ ಒಂದ್ ಸರಿ ಹೇಳಿದ್ರೆ ಸಾಕು, ನಾವು ಅದನ್ನ ಈಸಿಯಾಗಿ ನಂಬಿಡ್ತೀವಿ. ಯಾಕೆಂದ್ರೆ ನಮ್ಮ ಟೀಚರ್ ಹೇಳೋದೆಲ್ಲ ಸರಿ ಅನ್ನೋದು ನಮ್ಮ ತಲೆಯಲ್ಲಿ ಉಳ್ಕೊಂಡಿರುತ್ತೆ ಆ ರೀತಿನಲ್ಲಿ. ಸೊ ಹಾಗೆ ನಾವು ಕಲ್ತಂತಹ ಎಲ್ಲ ವಿಚಾರಗಳಲ್ಲಾಗಿರ್ಬೋದು ಅವರ ಅನುಭವಗಳು ಕೂಡ ಅದರಲ್ಲಿ ಅಡಗಿರುತ್ತೆ ಅಂತ ಹೇಳ್ಬೋದು. ಅವರು ಅವರ ಅನುಭವದ ಮಾತುಗಳನ್ನ ನಮಗೆ ಹೇಳ್ತಾರೆ. ಸೊ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ದನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡು ನಾವು ಶಾಲಾ ದಿನಗಳಲ್ಲಿ ಹೇಗಿರ್ಬೇಕು ಹೇಗಿದ್ವಿ ಅದನ್ನೆಲ್ಲ ಕೂಡ ತಿಳಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು.
0: ನಿಜ, ಈಗಿನ ಮಕ್ಕಳು ಕೂಡ ಅಷ್ಟೇ, ಅಪ್ಪ ಅಮ್ಮ ಹೇಳೋ ಮಾತು ಕೂಡ ಕೇಳಲ್ಲ, ಆದ್ರೆ ಶಿಕ್ಷಕರು ಹೇಳಿದ್ರೆ ನಮ್ಮ ಮಿಸ್ ಹೇಳಿದಾರಪ್ಪ ಮಾಡ್ಕೊಂಡು ಹೋಗ್ಲೇಬೇಕು, ಹೋಮ್ವರ್ಕ್ ಮಾಡ್ಬೇಕು, ಅದ್ ಮಾಡ್ಬೇಕು ಇದು ಮಾಡ್ಬೇಕಂತ ಅಷ್ಟು ಒಂದು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಾರೆ.
6: ನಿಜವಾಗಿ ಈಗಿನ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವಾಗ ಫುಡ್ ವಿಚಾರದಲ್ಲೂ ಕೂಡ ಅಷ್ಟೇ ತುಂಬಾನೇ ಕನೆಕ್ಟ್ ಆಗ್ತಾರೆ ಟೀಚರ್ಸ್ ಜೊತೆಗೆ. ಯಾಕಂದ್ರೆ ಅವರು ಹೆಸರು ಕಾಳು ತರ ಕೇಳಿದ್ರೆ ಹೆಸರು ಕಾಳೆ ತಗೊಂಡೋಗ್ಬೇಕು ಅಂತ ಮನೇಲಿ ಹಠ ಮಾಡ್ತಾರೆ ಇವಾಗ.
0: ಹೋಗ್ಬೇಕು
6: ಹೌದು. ಸೊ ಈ ತರದೆಲ್ಲ ಏನು ಬದಲಾವಣೆಗಳಾಗುತ್ತೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತಾನೆ ಹೇಳ್ಬೋದು.
0: ಆಮೇಲೆ ಇನ್ನೊಂದು ಶ್ರೀಧರ್, ನಿನ್ ಗಮನಿಸಿದ್ಯಾ, ಈಗ ನಾವು ಮನೇಲಿ ಏನಾದ್ರೂ ಫುಡ್ ಕೊಡಕ್ ಹೋದ್ರೆ ಇದ್ ತಿನ್ಬಾರ್ದಪ್ಪ ಇದು ಒಳ್ಳೇದಲ್ಲಂತೆ ಅಂತ ಟೀಚರ್ ಹೇಳಿದಾರೆ ಅಂತ ಮಕ್ಕಳು ಬಾಯಲ್ಲಿ ಬರುತ್ತೆ. ಸೊ ಮಕ್ಕಳ ಜೀವನದಲ್ಲಿ ಟೀಚರ್ ಎಷ್ಟು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ ಅಲ್ವಾ?
6: ನಿಜವಾಗ್ಲೂ ಅವ್ರು ಬರೀ ಏನೋ ಅಕ್ಷರವನ್ನ ಕಲಿಸೋದು ಅಥವಾ ಏನೋ ಒಂದು ದಾರಿಯನ್ನ ಮಾಡ್ಕೊಡೋದು ಅಷ್ಟೇ ಅಲ್ಲದೆ ಅವ್ರ ಜೀವನಕ್ಕೆ ಏನೆಲ್ಲ ಅಗತ್ಯತೆ ಅದನ್ನೆಲ್ಲ ಕೂಡ ತಿಳಿಸ್ಕೊಡುವಂತವ್ರು ಅಂತಾನೆ ಹೇಳ್ಬೋದು.
0: ನಿಜ ನಿಜ.
5: ಸೊ ಹಾಗೇನೆ ಈಗ ಎಷ್ಟೋ ಸರ್ತಿ ಗುರುಗಳು ನೀವು ಹೇಳ್ದ ಹಾಗೆ ಗುರುಗಳ ಮಾತನ್ನ ನಾವು ಪಾಲಿಸ್ತೀವಿ. ಆಗ ಸ್ಟೂಡೆಂಟ್ ಲೈಫ್ ಅಲ್ಲಿ ಇದ್ದಾಗ ನಮಗೆ ಒಂದು ಭಯ ಇರುತ್ತೆ, ಶಿಕ್ಷಕರು ಅಂದ್ರೆ ಅವ್ರೇನೋ ಹೇಳ್ತಿದ್ದಾರೆ, ಅವ್ರು ಶಿಕ್ಷೆ ಕೊಡ್ತಾರೆ, ಹೊಡಿತಾರೆ, ಬೈತಾರೆ ಅನ್ನೋದು ಭಯ ಇರುತ್ತೆ. ಬಟ್ ನಾವು ದೊಡ್ಡವರಾದ್ಮೇಲೆ ಅವರು ನಮಗೆ ಯಾಕೆ ಹೇಳಿದ್ರು ಅನ್ನೋದು ಅರಿವಾಗುತ್ತೆ ಅಲ್ವಾ? ನಾವು ಯಾವಾಗ ಆ ಒಂದು ಪ್ಲೇಸ್ಗೆ ಬರ್ತೀವಿ, ನಮಗೆ ಯಾವಾಗ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿ ಹೊರಗೆ ಬರ್ತೀವೋ ಆಗ ಟೀಚರ್ಸ್ ನಮಗೆ ಹೇಳಿದ ರಿಯಲೈಸೇಷನ್ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು.
0: ಹೌದು. ಸೊ ಈಗ ಟೀಚರ್ಸ್ ಡೇ ಸ್ಪೆಷಲ್, ನಮ್ಗೆಲ್ಲ ಶಿಕ್ಷೆ ಕೊಟ್ಟಂತ ಒಂದಿಷ್ಟು ಟೀಚರ್ ಗಳ ನೆನಪು
6: ಮಾಡ್ಕೊಳ್ಳೋಣವಾ? ಸೊ ಅದೆಲ್ಲ ಎಲ್ಲರೂ ಲೈಫಲ್ಲೂ ಕೂಡ ಇರುತ್ತೆ ನಿಜವಾಗ್ಲು. ಸೊ ಪ್ರತಿಯೊಂದು ಯಾವ್ದೇ ಕ್ಲಾಸ್ ನಲ್ಲಿ ಆಗಿರ್ಬೋದು ಏನಾದ್ರೂ ಒಂದು ಚಿಕ್ಕ ಪುಟ್ಟ ವಿಷಯಗಳಿಗಾದ್ರೂ ಒಂದ್ಸರಿ ಪೆಟ್ ಬಿದ್ದೇ ಬಿದ್ದಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಇವನ್ ಯಾರು ಕೂಡ ಆತರ ಪೆಟ್ ತಿಂದಿರೋರು ಯಾರು ಇಲ್ಲ ಸ್ಟೂಡೆಂಟ್ಸ್ ಆಗಿ. ಸೊ ಹಾಗಾಗಿ ನಮ್ಮ ಲೈಫಲ್ಲೂ ಕೂಡ ಆತರದ್ದು ಆಗಿದಾವೆ, ಅಂಡ್ ಸ್ವಲ್ಪ ಜಾಸ್ತಿನೇ ಆಗಿರ್ಬೋದು ಹೇಳಕ್ಕಾಗಲ್ಲ. ಸೊ ಆ ರೀತಿ ನೀವು ಕೂಡ ಈ ರೀತಿ ಪೆಟ್ಗಳನ್ನು ತಿಂದಿದ್ರೆ ಅಥವಾ ನಿಮ್ಮ ನೆನಪುಗಳನ್ನೇನಾದ್ರು ಹೇಳ್ಕೋಬೇಕಿದ್ರೆ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ನಾವು ನಮ್ಮ ಸ್ಟೂಡೆಂಟ್ ಲೈಫ್ನ ಹೇಗೆ ಕಳೆದಿದ್ವಿ, ಅಲ್ಲಿ ನಮಗೆ ಯಾರೆಲ್ಲ ಟೀಚರ್ಸ್ಗಳು ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ಇದನ್ನೆಲ್ಲ ಕೂಡ ನಾವು ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೂ ಮುಂಚೆ ಒಂದು ಹಾಡನ್ನು ಕೇಳ್ಕೊಂಡ್ಬರೋಣ. ಈ ಹಾಡನ್ನು ಕೇಳಿಕೊಂಡು ಇವತ್ತಿನ ಕಾರ್ಯಕ್ರಮನ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತೀವಿ.

0: ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಈ ದಿನ ನಾವು ನಮ್ಮ ಜೀವನಕ್ಕೆ ಜ್ಞಾನ, ಮಾರ್ಗದರ್ಶನ ಮತ್ತು ಉತ್ತಮ ಭವಿಷ್ಯದ ದಾರಿ ತೋರಿಸುವ ಶಿಕ್ಷಕರನ್ನ ಗೌರವಿಸುವಂತಹ ದಿನವಾಗಿದೆ. ಅಂದಾಗೆ ಸ್ನೇಹಿತರೆ, ಶಿಕ್ಷಕರು ನಮಗೆ ಅಕ್ಷರಜ್ಞಾನ ಮಾತ್ರ ನೀಡೋದಿಲ್ಲ, ಜೊತೆಗೆ ಆತ್ಮವಿಶ್ವಾಸ, ಧೈರ್ಯ ಮತ್ತು ಜೀವನದ ದಾರಿಯನ್ನು ತೋರಿಸ್ತಾರೆ. ನಾವು ಗೆದ್ದಾಗ ಸಂತೋಷವನ್ನು ಪಡ್ತಾರೆ, ನಾವು ಸೋತಾಗ ಮತ್ತೆ ಎದ್ದು ನಿಲ್ಲುವಂತೆ ಪ್ರೇರೇಪಣೆ ಮಾಡ್ತಾರೆ. ನಮ್ಮ ಭವಿಷ್ಯವನ್ನು ರೂಪಿಸುವ, ಜೊತೆಗೆ ನಮ್ಮ ಭವಿಷ್ಯವನ್ನು ರೂಪಿಸಿದ ಎಲ್ಲ ನನ್ನ ಗುರು ಹಿರಿಯರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಮ್ಮ ಜೀವನದಲ್ಲಿ ಸ್ನೇಹಿತರೆ, ತಂದೆ ತಾಯಿಯ ನಂತರ ಅತ್ಯಂತ ಮಹತ್ವದ ಸ್ಥಾನ ಅಂದರೆ ಅದು ಶಿಕ್ಷಕರ ಸ್ಥಾನ. ಅಂದಾಗೆ ಪ್ರತಿ ವಿದ್ಯಾರ್ಥಿಯ ಯಶಸ್ಸಿನ ಹಿಂದೆ ಒಬ್ಬ ಶಿಕ್ಷಕರ ಪರಿಶ್ರಮ, ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಇದ್ದೇ ಇರುತ್ತೆ. ನಾನಾಗಲೇ ಹೇಳ್ದಾಗೆ ಸ್ನೇಹಿತರೆ, ಶಿಕ್ಷಕರು ಕೇವಲ ಪಾಠಗಳನ್ನು ಹೇಳೋದಿಲ್ಲ, ಪಾಠಗಳನ್ನು ಕಲಿಸೋದಿಲ್ಲ, ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ. ಅಂದಾಗೆ ಸ್ನೇಹಿತರೆ, ಭಾರತದ ಮಹಾನ್ ಶಿಕ್ಷಕರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಈ ದಿನವನ್ನು ಸೆಪ್ಟೆಂಬರ್ 5 ಶಿಕ್ಷಕರ ದಿನವನ್ನಾಗಿ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಗುರುವಿಲ್ಲದೆ ಜ್ಞಾನವಿಲ್ಲ, ಗುರುವಿಲ್ಲದೆ ಯಶಸ್ಸಿಲ್ಲ ಕೂಡ. ಅಂದಾಗೆ ಸ್ನೇಹಿತರೆ, ನನಗೆ ಪಾಠ ಹೇಳಿಕೊಟ್ಟಂತಹ ಸಾಕಷ್ಟು ಶಿಕ್ಷಕರಿದ್ದಾರೆ, ಒಬ್ಬರನ್ನ ಇಲ್ಲಿ ನೆನಪು ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಮೊದಲನೆಯ ಶಿಕ್ಷಕರೇ ನನ್ನ ತಂದೆ. ನನ್ನ ತಂದೆ ನನಗೆ ಬುದ್ಧಿವಾದವನ್ನು ಹೇಳೋದಷ್ಟೇ ಅಲ್ಲದೆ, ಮುಖ್ಯವಾಗಿ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಂತಹ ಮಹಾನ್ ಶಿಕ್ಷಕರು. ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೂಡ ಸಾಕಷ್ಟು ಜನ ಇದ್ದಾರೆ. ಇನ್ನು ಪ್ರೌಢ ಶಿಕ್ಷಣಕ್ಕೆ ಅಂತ ಬಂದಾಗ ಪಿ.ವಿ. ಜನ್ನು ಸರ್ ಅವರು, ನಾಡಿಗೇರ್ ಸರ್ ಅವರು, ಡಿ.ಕೆ. ದಿವಾಕರ್ ಸರ್ ಅವರು, ಈ ರೀತಿಯಲ್ಲಿ ಮತ್ತಷ್ಟು ಶಿಕ್ಷಕರು ಆತ್ಮೀಯರಾಗ್ತಾರೆ. ಹಾಗೆ ಇನ್ನು ಡಿಗ್ರಿಯಲ್ಲಿ ರಮೇಶ್ ಆಚಾರ್, ರವಿ ಸರ್, ಪಂಚಾಕ್ಷರಿ ಸರ್, ಹಾಗೆ ಮುಂದುವರಿತ ಹೈಯರ್ ಎಜುಕೇಷನಲ್ಲಿ ಕೃಷ್ಣಯ್ಯ ಸರ್ ಅವರನ್ನ ನೆನಪು ಮಾಡ್ಕೊಳ್ಲೇಬೇಕು. ಕೆಲವೊಂದು ಸಮಯದಲ್ಲಿ ನಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ ಸ್ನೇಹಿತರೆ, ಆ ಟರ್ನಿಂಗ್ ಪಾಯಿಂಟ್ಗೆ ಶಿಕ್ಷಕರು ತುಂಬಾ ಕಾರಣರಾಗ್ತಾರೆ. ನಾವೆಲ್ಲೋ ಏನೋ ತಪ್ಪು ಮಾಡಿರ್ತೀವಿ, ತಪ್ಪು ಮಾಡಿದೀಯಾ, ಇದು ಸಹಜ, ಮುಂದೆ ತಿದ್ಕೊಂಡು ಹೋಗು, ಬದಲಾವಣೆ ಮಾಡ್ಕೊಂಡು ಹೋಗು ಅಂತ ಹೇಳಿ ನಮ್ಮ ಬೆನ್ನತಟ್ಟಿ ನಮಗೆ ಶಕ್ತಿ ಕೊಡ್ತಾರಲ್ವಾ, ಅಲ್ಲಿಂದ ಶುರುವಾಗತ್ತೆ ಮತ್ತೆ ಹೊಸ ಜೀವನ. ಜನಾರ್ದನ್ ಸರ್, ಗುರುಪ್ರಸಾದ್ ಸರ್, ಹಾಲ್ಸ್ವಾಮಿ ಸರ್, ಚಂದ್ರ ಸರ್, ಮಂಜುನಾಥ್ ಸರ್, ಚೇತನ್ ಸರ್, ಪ್ರತಿಯೊಬ್ಬರು ಕೂಡ ನಮ್ಮ ಬದುಕಿಗೆ ದಾರಿದೀಪವಾಗಿದ್ದಾರೆ. ಎಲ್ಲೋ ನಾವು ಒಂದು ಸಣ್ಣ ಪುಟ್ಟ ವಿಷಯದಲ್ಲಿ ಮಾತಾಡುವಾಗ ಎಡವಿದಾಗ ಇದು ಹೀಗಲ್ಲ ಅದು ಹಾಗೆ ಅಂತ ತಿದ್ದಿ ಬುದ್ಧಿ ಮಾತನ್ನು ಹೇಳ್ತಾರೆ, ಹಾಗೆ ಬೆನ್ತಟ್ಟಿ ಹುರಿದುಂಬಿಸ್ತಾರೆ. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅನ್ನುವಂತಹ ಮಾತು ನಮ್ಮಲ್ಲಿದೆ. ಒಂದು ಅಕ್ಷರವನ್ನು ಕಲಿಸಿಕೊಟ್ಟವರು ಗುರುಗಳೇ. ಅಂದರೆ ಜೀವನದ ಪ್ರತಿ ಹಂತದಲ್ಲೂ ಕೂಡ ನಮಗೆ ಒಂದಲ್ಲ ಒಂದು ವಿಷಯ ಕಲೀಲಿಕ್ಕೆ ಸಿಕ್ಕೇ ಸಿಗತ್ತೆ. ಜೀವನಕ್ಕೊಂದು ದಾರಿ ತೋರಿದ ಶಿಕ್ಷಕ ಶಿಕ್ಷಕಿಯರಿಗೆ ಅವರ ಒಂದು ಪ್ರೀತಿ, ಕಾಳಜಿ, ತಾಳ್ಮೆಯನ್ನು ಸ್ಮರಿಸುವುದು, ಧನ್ಯವಾದ ಹೇಳೋದು ಈ ದಿನದ ಒಂದು ವಿಶೇಷತೆ ಕೂಡ ಆಗಿದೆ. ಇದೇ ಕಾರಣಕ್ಕೆ ಸೆಪ್ಟೆಂಬರ್ 5 ಎಲ್ಲರ ಪಾಲಿನ ಮಹತ್ವದ ದಿನವಾಗಿ ಕೂಡ ಆಗತ್ತೆ ಸ್ನೇಹಿತರೆ. ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಗುರುಗಳಿಗೆ, ಗುರುವೃಂದದವರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ, ಜೀವನಕ್ಕೆ ಗುರಿಯೇ ದಿಕ್ಕು, ಆ ಗುರಿಯೆಡೆಗೆ ಮಾರ್ಗದರ್ಶನ ಮಾಡುವವರೇ ಗುರುಗಳು ಅಂತ ಹೇಳ್ತಾ, ನಾನು ನಿಮ್ಮ ಆರ್.ಜೆ. ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: Yes, thank

0: ಕ್ಯೂ ಮಹಾಲಕ್ಷ್ಮಿ, ನಿಮ್ಮ ಒಂದು ಟೀಚರ್ಸ್ ಡೇ ಬಗ್ಗೆ ಅಭಿಪ್ರಾಯವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕೆ. ಕೇಳುಗರೇ, ಮತ್ತೊಮ್ಮೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಗುರುಗಳಿಗೆ ನಮನ ಸಲ್ಲಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ, ಗುರು ಪಥ ಕಾರ್ಯಕ್ರಮ. ಹಾಗೆ ನಮ್ಮೊಟ್ಟಿಗೆ ನಮ್ಮ ಪ್ರೀತಿಯ ಆರ್ಜಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಆರ್ಜಿ ಶ್ರೀಧರ್, ರಕ್ಷಿತಾ ಹಾಗೆ ಶ್ವೇತಾ ಅವರು ಇದ್ದಾರೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಶಿಕ್ಷಕರ ಕುರಿತು ಏನಾದರೂ ಸಂದೇಶವನ್ನ ಕಳಿಸ್ಬೋದು, ಜೊತೆಗೆ ನಿಮ್ಮ ಅವರ ನಡುವೆ ಇದ್ದಂತಹ ಒಂದು ಅವಿನಾಭಾವ ಸಂಬಂಧದ ಕುರಿತು ಮೆಸೇಜ್ಗಳನ್ನ ಕೂಡ ಮಾಡಬಹುದು. ಹಾಗೆ ರಕ್ಷಿತಾ, ಇವತ್ತು ಟೀಚರ್ಸ್ ಸ್ಪೆಷಲ್, ನಾವೆಲ್ಲರೂ ಆರ್ಜಿಗಳು ಒಟ್ಟಿಗೆ ಬಂದಿದ್ದೀವಿ ಆಯ್ತಾ. ನನ್ನ ಮೊದಲನೇ ಪ್ರಶ್ನೆ ನಿಮಗೆ ಏನಪ್ಪಾ ಅಂದ್ರೆ, ನಿಮ್ಮ ಫೇವರೇಟ್ ಟೀಚರ್ ಯಾರು, ಅವ್ರ ಬಗ್ಗೆ ಹೇಳ್ಬೋದಾ?
1: ಖಂಡಿತವಾಗ್ಲೂ ಹೇಳ್ಬೋದು. ನನ್ನ ಫೇವರೇಟ್ ಟೀಚರ್ ಆಕ್ಚುಲಿ ನನ್ನ ಡಿಗ್ರಿಯಲ್ಲಿ ಇದ್ದಂತಹ ಲೆಕ್ಚರರ್ ಗುರುಪ್ರಸಾದ್ ಸರ್. ತುಂಬಾ ಜನ ಏನು 1ನೇ ಕ್ಲಾಸಿಂದ LKG ಇಂದ ಅಲ್ಲಿ ತನಕ ಕೂಡ ತುಂಬಾ ಟೀಚರ್ಸ್ ಇದ್ದಾರೆ. ಅದರಲ್ಲಿ ತುಂಬಾ ಫೇವರೇಟ್ ಅಂದ್ರೆ ಗುರುಪ್ರಸಾದ್ ಸರ್ ಅಂತ ಹೇಳಿ ಅವರು ತುಂಬಾ ಚೆನ್ನಾಗಿ ಮಾರ್ಗದರ್ಶನವನ್ನ ನೀಡಿದ್ದಾರೆ ನನ್ನ ಜೀವನದಲ್ಲಿ. ನನ್ನ ಒಂದು ಎಬಿಲಿಟಿ ಏನು, ನಾನು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತ ತಿಳಿಸ್ಕೊಟ್ಟವ್ರೆ ಅವರು ಅಂತ ಹೇಳ್ಬೋದು. ಹಾಗೆ ಅವರ ಟೀಚಿಂಗ್ ಸ್ಟೈಲ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಏನು ಬರ್ದೇ ಇರೋರು ಕೂಡ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳೋ ರೀತಿ ಅವ್ರು ಪಾಠ ಮಾಡ್ತಿದ್ರು. ಸೊ ಹಾಗಾಗಿ ಅವರ ಒಂದು ಟೀಚಿಂಗ್ ಸ್ಟೈಲ್ ಕೂಡ ಇಷ್ಟ. ಹಾಗೆ ಅವ್ರು ನನಗೆ ತುಂಬಾ ಫೇವ್ರೇಟ್ ಲೆಕ್ಚರರ್ ಕೂಡ ಆಗಿದ್ರು. ಸೊ ಹಾಗಾಗಿ ಅವರಿಗೆ ಇವತ್ತಿನ ಒಂದು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತೀನಿ. ಹಾಗೆ ಅರ್ಪಿತಾ, ನೀವು ನನಗೆ ಕೇಳ್ತಾ ಇದ್ರೆ ನಿಮ್ಮ ಫೇವ್ರೇಟ್ ಟೀಚರ್ ಯಾರು?
0: ಎಸ್, ರಕ್ಷಿತಾ ನೀವು ಹೇಳಿದ ಹಾಗೆ ನಮ್ಮ ಶಾಲಾ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ಪ್ರತಿಯೊಬ್ಬರು ಫೇವ್ರೇಟ್ ಟೀಚರ್ಸ್ ಅಂತ ಇರ್ತಾರೆ. ಸೊ ನನಗೆ ಎಲ್ಲ ಟೀಚರ್ಸ್ ಫೇವ್ರೇಟ್, ಅದರಲ್ಲಿ ಒಬ್ಬರು ನಾನು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ, ಅವರು SPK ಸರ್ ಅಂತ ಹೇಳಿ, ಅವರು ಪ್ರಸನ್ನ ಕುಮಾರ್ ಸರ್ ಅವ್ರನ್ನ SPK ಅಂತ ನಾವು ಕರಿತಾ ಇದ್ವಿ. ಇನ್ನು ಹೈಸ್ಕೂಲ್ ಟೀಚರ್ ಅವರು ಆಯ್ತಾ, ನಮಗೆ ಸೈನ್ಸ್ ತಗೊಳ್ತಾ ಇದ್ರು, ಸೈನ್ಸು ಮ್ಯಾಥ್ಸು ತುಂಬ ಸ್ಟ್ರಿಕ್ಟ್ ಟೀಚರು, ಬಟ್ ಆದರೂ ಅವರು ಒಂದು ಒಳ್ಳೆ ಮನಸ್ಸಿರ್ತಿತ್ತು. ಪಾಠ ಮಾಡೋದ್ರ ಜೊತೆಗೆ ಮುಂದೆ ಜೀವನ ಹೇಗಿರಬೇಕು ಅಂತ ನಮಗೆ ಜೀವನವನ್ನ ರೂಪಿಸ್ಕೊಟ್ಟಂತಹ ಸರ್ ಕೂಡ ಹೌದು. ಇನ್ನು ನನಗೆ ಯಾವಾಗ್ಲೂ ಒಂದು ಒಳ್ಳೆ ಮಾತು ಹೇಳ್ತಿದ್ರೆ ಅಂದ್ರೆ, ನನಗೂ ತುಂಬಾ ಚೆನ್ನಾಗಿದೆಯಮ್ಮ, ಯಾವಾಗ್ಲೂ ನಗ್ತಿರು, ಜೀವನದಲ್ಲಿ ನಗ್ತಾ ಇದ್ರೆ ಎಲ್ಲವನ್ನು ಗೆಲ್ಬಹುದು ಅಂತ ಹೇಳಕ್ಕೆ. ಹಾಗಾಗಿ ನಾನು ಯಾವಾಗ್ಲೂ ಕೂಡ ನಗ್ತಾನೆ ಇರ್ತೀನಿ. ಇನ್ನು ನಮ್ಮ ಶಾಲಾ ದಿನಗಳಲ್ಲಿ ಅವರು ನಮ್ಗೆ, ನಾನು ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ವೀಕ್ ಇದೆ ಆಯ್ತಾ, ಬಟ್ ಅವ್ರು ನಮ್ಗೆ ಪಾಠ ಮಾಡ್ತಾ ಮಾಡ್ತಾ ನಾನು ಇಡೀ ಕ್ಲಾಸಿಗೆ top 1 ಬರೋಂಗಾಯ್ತು ನಾನು ಮ್ಯಾಥ್ಸ್ ಅಲ್ಲಿ, ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ರು. ಸೊ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವರಿಗೆ ಮನಸಾರೆ ಅಭಿನಂದನೆಯನ್ನು ತಿಳಿಸೋಕೆ ಟ್ರೈ ಮಾಡ್ತೀನಿ. ಅಂದ್ರೆ ಅವ್ರು ನಮ್ಮೊಟ್ಟಿಗೆ ಇಲ್ಲ ಇವತ್ತು, ಆಕ್ಚುಲಿ ಈ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಏನಿತ್ತು ಅದು ಅವ್ರನ್ನ ಕೂಡ ತಿಂದ್ಕೊಬಿಡ್ತು. ಹಾಗಾಗಿ ಅವ್ರ ಆಶೀರ್ವಾದ ಯಾವಾಗ್ಲೂ ನಮ್ಮೊಟ್ಟಿಗೆ ಇರಬೇಕು ಅಂತ ನಾನು ಕೂಡ ಬಯಸ್ತೀನಿ. ಸೊ ನಿಮಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸರ್. ಹಾಗೆ ಶ್ವೇತಾ, ನಿಮ್ಮ ಫೇವ್ರೇಟ್ ಟೀಚರ್ ಬಗ್ಗೆ ಹೇಳ್ಬೋದಾ?
2: ಆಗ್ಲೇ ಹೇಳಿದ ಹಾಗೆ ನಮ್ ಎಲ್ಲರಿಗೂ ಒಂದೊಂದು ಒಬ್ರೊಬ್ರು ಫೇವ್ರೇಟ್ ಟೀಚರ್ಸ್ ಇರ್ತಾರೆ. ಬಟ್ ನನಗೆ ಪ್ರೈಮರಿ ಸ್ಕೂಲಲ್ಲಿ ಅರವಿಂದ್ ಸರ್ ಅಂತ ಹೇಳಿ ಅವರು ಸೋಷಿಯಲ್ ಸಬ್ಜೆಕ್ಟ್ ತಗೊಳ್ತಾ ಇದ್ರು. ನನಗೆ ಯಾವಾಗ್ಲೂ ಅಂದ್ರೆ ಹ್ಯಾಂಡ್ ರೈಟಿಂಗ್ ಅಲ್ಲಿ ಸ್ವಲ್ಪ ನಾನು ವೀಕ್ ಅಂತಾನೆ ಹೇಳ್ಬೋದು. ಅವ್ರು ಯಾವಾಗ್ಲೂ ಹೇಳೋರು, ನೀನ್ ಎಷ್ಟೇ ಜನ ಇದ್ರು ನಿನ್ ಹ್ಯಾಂಡ್ ರೈಟಿಂಗ್ ನೋಡ್ತಿದ್ದಂಗೆ ಮಾರ್ಕ್ಸ್ ಕೊಡಲ್ಲ ಅಮ್ಮ, ನೀನ್ ಸ್ವಲ್ಪ ತಿದ್ಕೋ, ಅಂದ್ರೆ ಹ್ಯಾಂಡ್ ರೈಟಿಂಗ್ ಪರ್ಫೆಕ್ಟ್ ಮಾಡ್ಕೋ, ಇಂಪ್ರೂವ್ ಮಾಡ್ಕೋಬೇಕು ನೀನು ಅಂತೆಲ್ಲ ಹೇಳಿ ಅದು ಹೇಳಿದ ಕೂಡಲೇ ಅವಾಗ್ಲೂ ನನ್ನ ತಲೆ ಹೋಗ್ಲಿಲ್ಲ. ಬಟ್ ಅದಾದ್ಮೇಲೆ ಬರಿತಾ ಬರಿತಾ ಬರಿತಾ ಒಂದು ಹಂತಕ್ಕೆ ಬಂತು. ಸೊ ಹ್ಯಾಂಡ್ ರೈಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಅವಾಗ ಗೊತ್ತಾಯ್ತು. ನಾನು ಏನಿಲ್ಲ, ಅವಾಗ ನೆಕ್ಸ್ಟ್ ನಾನು ಬರೆದಿದ್ದಂತಹ ಟೆಸ್ಟ್ ಆಗಲಿ ಎಕ್ಸಾಮ್ಸ್ ಆಗಲಿ ಚೆನ್ನಾಗಿ ಮಾರ್ಕ್ಸ್ ಬಂತು. ಅವಾಗ ಗೊತ್ತಾಯ್ತು ಓ, ಹ್ಯಾಂಡ್ ರೈಟಿಂಗಲ್ಲಿ ಅಷ್ಟು ಅಂದರೆ ನೋಡ್ತಿದ್ದಂಗೆ ಮಾರ್ಕ್ಸ್ ಕೊಡಬೇಕು ಅನ್ಸುತ್ತೆ. ಆಮೇಲೆ ಅದರಲ್ಲಿರುವಂತಹ ಅಂಶಗಳನ್ನು ಅವ್ರು ಓದ್ತಾ ಇದ್ರು. ನನ್ನ ಹ್ಯಾಂಡ್ ರೈಟಿಂಗಿಂದ ಅವರಿಗೆ ಕರೆಕ್ಟಾಗಿ ಓದಕ್ಕೆ ಬರ್ತಿರ್ಲಿಲ್ಲ. ಅವ್ರು ಹೇಳಿದ ಒಂದು ಮಾತು ನಂಗೆ ತುಂಬಾ ಮನ ಮುಟ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಲತಾ ಮೇಡಮ್ ಅಂತ ಹೇಳಿ ಅವರು ಕೂಡ ನನಗೆ ಡ್ಯಾನ್ಸ್ ಟೀಚರು ಹೌದು, ಹಾಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ವಿ. ನಾನು ಭಾಳ ಅಂದರೆ ಭಾಳ ತರಲೆ ಮಾಡ್ತಾ ಇದ್ದೆ. ಸೊ ನಾನು ಅಂದರೆ ಕ್ಲಾಸಲ್ಲಿ ತಾನು ಕೇಳಲ್ಲ ಬೇರೆಯವ್ರಿಗೂ ಕೇಳಕ್ ಬಿಡಲ್ಲ ಅಂದ್ರೆ ಆ ತರ ಒಂದು ಕೆಟಗರಲ್ಲಿ ಇದ್ದೆ ನಾನು. ಲಾಸ್ಟ್ ಬೆಂಚ್, ಮಿಡಲ್ ಬೆಂಚ್, ಎಲ್ಲ ಬೆಂಚಲ್ಲೂ ನಾನು ಕೂರ್ತಾ ಇದ್ದೆ, ಸ್ವಲ್ಪ ಹಂಗಿದ್ದೆ. ಬಟ್ ಲತಾ ಮೇಡಮ್ ನನಗೆ ಒಂದ್ಸರಿ ಕರೆದು ನಿದ್ದತ್ತೆ ಹೆಂಗ್ ಮಕ್ಕಳಿಗೆ ಅಂದ್ರೆ ಸ್ವಂತ ಮಕ್ಕಳಿಗೆ ಹೇಗೆ ಹೇಳ್ತಾರೋ ಹಾಗೆ ಅವರು ಹೇಳಿದಂತಹ ಒಂದು ಲೆಸನ್ಸ್ ಅಂತಾನೆ ಹೇಳ್ಬೋದು. ಅದಿಷ್ಟ ಆಗಿತ್ತು. ನನ್ನ ಡಿಗ್ರಿ ಟೈಮ್ನಲ್ಲಿ ನಲಿನಿ ಮಿಸ್ ಅಂತ ರೋಲ್ ಮಾಡೆಲ್ ಅಂತಾನೆ ಹೇಳ್ಬೋದು. ಹೆಂಗೆ ಅಂತಂದ್ರೆ ಅವ್ರು ಕ್ಲಾಸಿಗೆ ಇನ್ನೇನು ಕಾರಿಡಾರಲ್ಲಿ ಬರ್ತಾ ಇದಾರೆ ಅಂದ್ರೆ ಫಸ್ಟ್ ನಾನು ನೋಡ್ಬೇಕು. ಅಂದ್ರೆ ಅವ್ರು ನೀಟ್ ಅಂದ್ರೆ ಅವ್ರ ಸಿಟ್ಟಲ್ಲಿ ಬರ್ತಾ ಇದಾರ ಅಥವಾ ಕೂಲಲ್ಲಿ ಬರ್ತಾ ಇದಾರ ಅಂತ ಹಂಗೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ಅಪ್ಪ ಇಲ್ಲ, ಇವತ್ತು ಪಾಠ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಅಂದ್ರೆ ಫಸ್ಟ್ ಕ್ವಶನ್ ಕೇಳ್ತಿದ್ದಾಗೆ ನನಗೆ. ಸೊ ಅದೊಂಥರ, ಸೊ ರೋಲ್ ಮಾಡೆಲ್ ಅಂತಾನೆ ಹೇಳ್ಬೋದು. ಇದೆಲ್ಲ ನೋಡಿದ್ರೆ ಪ್ರತಿ ಹಂತದಲ್ಲೂ ಅವರು ತಿದ್ದಿ ತೀಡಿ ಅಂತ ನಾವು ಬರೀ ಮಾತಲ್ಲಲ್ಲ, ನಮ್ಮ ನಿಜ ಜೀವನದಲ್ಲೂ ಕೂಡ ಅದು ನಾವು ಅಳವಡಿಸ್ಕೊಂಡಿದ್ದೀವಿ ಅಂತಾನೆ ಹೇಳ್ಬೋದು. ಸೊ ಎಲ್ಲ ಟೀಚರ್ಸ್ಗೂ ಧನ್ಯವಾದಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
0: ಎಸ್, ಸೂಪರ್ ಶ್ವೇತಾ, ನಿಮ್ಮ ಟೀಚರ್ಸ್ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯವನ್ನು ಹಂಚಿಕೊಡ್ರಿ. ನಮಗೂ ಕೂಡ ನಮ್ಮ ಸ್ಕೂಲ್ ಡೇಸ್ ಮತ್ತೆ ಮತ್ತೆ ನೆನಪಾಗ್ತಿದೆ. ಹಾಗೆ ಶ್ರೀಧರ್, ನನಗೂ ತುಂಬಾ ಇಂಟ್ರೆಸ್ಟ್ ಇದೆ, ಸೊ ನಿಮ್ಮ ಫೇವರೇಟ್ ಟೀಚರ್ ಯಾರು ಅಂತ ತಿಳ್ಕೊಳಕ್ಕೆ ಪ್ಲೀಸ್ ಹೇಳ್ಬೋದಾ?
3: ಡೆಫಿನೆಟ್ಲಿ. ಸೊ ನನ್ನ ಲೈಫಲ್ಲಿ ಬಂದಂತಹ ಟೀಚರ್ಸ್ ಕೂಡ ಅಷ್ಟೇ. ಸೊ ತುಂಬಾನೇ ಮೆಮೊರೇಬಲ್, ಯಾಕಂತಂದ್ರೆ ಸೊ ಪ್ರತಿ ಹಂತದಲ್ಲೂ ಪೆಟ್ಟುಗಳನ್ನ ಕೊಡ್ತಾನೆ ಕರ್ಕ ಬಂದ್ರು ಅಂತಾನೆ ಹೇಳ್ಬೋದು. ಆ್ಯಂಡ್ ಜೊತೆಗೆ ಈ ಟೀಚಿಂಗ್ ಏನು ಮಾಡ್ತಾ ಇರುವಾಗ ಅವರು ನಮಗೆ ಬರೀ ಪಾಠಗಳನ್ನ ಅಷ್ಟೇ ಹೇಳ್ಕೊಡ್ತಾ ಇರಲಿಲ್ಲ. ನನಗೂ ಕೂಡ ತುಂಬಾ ಇಷ್ಟವಂತ ಟೀಚರ್ ಯಾರು ಅಂತಂದ್ರೆ ನಾಗರತ್ನ ಮಿಸ್ ಅಂತ ಒಬ್ಬರಿದ್ರು. ಸೊ ಪ್ರೈಮರಿ ಸ್ಕೂಲಲ್ಲಿ ಸೊ ಅವರು ಪಾಠಗಳನ್ನ ಮಾಡೋದ್ರ ಜೊತೆಯಲ್ಲಿ ಹಾಡು ಕೂಡ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಆ್ಯಂಡ್ ಅವರ ಹಾಡಿಗೆ ನಾನು ಫಿದಾ ಬಿಟ್ಟಿದೆ. ಜೊತೆಗೆ ಅವರು ಪಾಠ ಮಾಡ್ತಾ ಇರುವಾಗಲೂ ಕೂಡ ಅಷ್ಟೇ ನಮಗೆ ಏನಂತಂದ್ರೆ ಸ್ವಲ್ಪ ಏನಾದ್ರು ಡಲ್ ಆಗಿರುವಂತಹ ಸ್ಟೂಡೆಂಟ್ಸ್ ಇದ್ರು ಅಂತಂದ್ರೆ ಎಲ್ಲರನ್ನೂ ಕೂರಿಸ್ಕೊಂಡು ಸ್ಪೆಷಲ್ ಆಗಿ ಅವರಿಗೆ ಹೇಳ್ಕೊಡ್ತಾ ಇದ್ರು. ಸೊ ಈ ಥರದನ್ನೆಲ್ಲ ತುಂಬಾ ಕಾಳಜಿ ವಹಿಸಿ ಅವ್ರು ಮಾತಾಡ್ತಿದ್ದರಿಂದ ನಮಗೆ ಅವರು ತುಂಬಾನೇ ಇಷ್ಟ ಆದಂತಹ ಟೀಚರ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇನ್ನು ನಾನು ಹೈಸ್ಕೂಲ್ ಹೋದಂತ ಟೈಮಲ್ಲಿ ಅಲ್ಲಿ ಕೂಡ ಟೀಚರ್ಸ್ ಇದ್ರು, ಬಟ್ ನಂಗೆ ಅಂತ ಏನು ಇಷ್ಟ ಅಂತ ಅನಿಸ್ಲಿಲ್ಲ, ಅಂದ್ರೆ ನನಗೆ ಮನಸ್ಸಿಗೆ ಅಷ್ಟು ಹತ್ರ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ಆ್ಯಂಡ್ ಕಾಲೇಜ್ ಡೇಸ್ ಅಲ್ಲಿ ಸುಮಾರು ಜನ ನಂಗೆ ಟೀಚರ್ಸ್ ಸಿಕ್ಕರು ಅಂತಾನೆ ಹೇಳ್ಬೋದು. ಆ್ಯಂಡ್ ಲೈಫ್ನ ಯಾವ ರೀತಿ ನಾವು ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ರು. ಆ್ಯಂಡ್ ಅಲ್ಲಿ ಕೂಡ ವಿದ್ಯಾ ಅಂತ ಹೇಳಿ ಒಬ್ರು ಟೀಚರ್ ಇದ್ರು, ಅವರು ಕೂಡ ಅಷ್ಟೇ ಲೈಫ್ನ ಬಗ್ಗೆ ಹೇಳಿದ್ರು. ಆ್ಯಂಡ್ ಈ ತರ ನನ್ನ ಲೈಫಲ್ಲಿ ಟೀಚರ್ಸ್ ಇದ್ರು ಅಂತಾನೆ ಹೇಳ್ಬೋದು. ಆ್ಯಂಡ್
0: ಹೌದು, ಸೂಪರ್ ಶ್ರೀಧರ್. ಎಲ್ಲ ಟೀಚರ್ಸ್ಗಳ ಬಗ್ಗೆ ಕೇಳ್ತಾ ಇರುವಾಗ ಖುಷಿ ಆಗುತ್ತೆ. ಹಾಗೆ ಏನು ಗೊತ್ತಾ ಮೈ ಡಿಯರ್ ಫ್ರೆಂಡ್ಸ್, ಈಗ ಒಬ್ರು ಟೀಚರ್ ಮನಸ್ಸು ಮಾಡಿದ್ರೆ ಎಂಥವ್ರು ಬೇಕಾದ್ರೆ ನಿರ್ಮಾಣ ಮಾಡ್ಬೋದು. ಈಗ ನಾವು ಓದಿ ಐ ಎ ಎಸ್ ಆಫೀಸರ್ ಆಗ್ಬೋದು, ಐ ಪಿ ಎಸ್ ಆಫೀಸರ್ ಆಗ್ಬೋದು, ಅಥವಾ ಡಾಕ್ಟರ್ ಇಂಜಿನಿಯರ್, ಆದರೆ ಒಬ್ಬ ಶಿಕ್ಷಕ ಮಾತ್ರ ಇಂಥ ವ್ಯಕ್ತಿಗಳನ್ನ ನಿರ್ಮಾಣ ಮಾಡೋಕ್ಕೆ ಸಾಧ್ಯ. ಶಿಕ್ಷಕ ಒಬ್ಬ ಮನಸ್ಸು ಮಾಡ್ದ ಅಂದರೆ ಐ ಎ ಎಸ್ ಆಫೀಸರ್ ಆಗಿರ್ಬೋದು, ಐ ಪಿ ಎಸ್ ಆಫೀಸರ್ ಆಗಿರ್ಬೋದು, ಡಾಕ್ಟರ್ ಇಂಜಿನಿಯರ್ ಅಥವಾ ದೊಡ್ಡ ದೊಡ್ಡ ಶ್ರೇಷ್ಠ ವ್ಯಕ್ತಿಯನ್ನು ಕೂಡ ಮಾಡಬಲ್ಲಂಥ ಸಾಮರ್ಥ್ಯ ಇರೋದು ಅದು ಶಿಕ್ಷಕರಿಗೆ ಮಾತ್ರ ಅಲ್ವಾ?
1: ಖಂಡಿತ ಹೌದು. ಯಾಕೆ ಅಂತ ಹೇಳಿದ್ರೆ, ಇವಾಗ ಒಂದು ಕ್ಲಾಸ್ ಅಂತ ಅಂದಾಗ ತುಂಬಾ ಚೆನ್ನಾಗಿ ಓದೋರು ಇರ್ತಾರೆ, ಸಾಮಾನ್ಯವಾಗಿ ಓದೋರು ಇರ್ತಾರೆ, ಏನೂ ಓದ್ದೇ ಇರೋರು ಇರ್ತಾರೆ. ಅದರಲ್ಲಿ ಏನೂ ಓದ್ದೇ ಇರೋರ್ನ ಚೆನ್ನಾಗಿ ಓದೋ ರೀತಿ ಮಾಡೋದಿದೆಯಲ್ಲ, ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಅವರಿಗೆ ಒಂದಷ್ಟು ಅಕ್ಷರವನ್ನ ಕಲಿಸಿ, ಯಾಕಂದ್ರೆ ಇವಾಗ ಓದೋದ್ರ ಬಗ್ಗೆ ತುಂಬಾ ಒಲವಿರೋರು ಇರ್ತಾರೆ, ಓದಿನ ಬಗ್ಗೆ ಒಲವೇ ಇಲ್ಲದೆ ಇರೋರು ಕೂಡ ಇರ್ತಾರೆ. ಅಂಥವ್ರನ್ನ ಕೂಡ ನೀನು ಓದ್ಬೇಕು, ನಿನ್ ಏನಕ್ಕೆ ಆ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಟ್ಟು ಅವರಿಗೆ ಒಂದು ದಾರಿ ತೋರಿಸೋದು ಶಿಕ್ಷಕರು ಮಾಡ್ತಾರಲ್ಲ, ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಅಂತಾನೆ ಹೇಳಬಹುದು.
3: ಹಾಗೆ ಈಗ ಏನು ಟೀಚರ್ಸ್ ಯಾವಾಗ್ಲೂ ಕೂಡ ಹೇಳ್ತಾ ಇರ್ತಾರೆ ಲಾಸ್ಟ್ ಬೆಂಚಸ್ ಗೆ, ನೀವು ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದ್ದೀರಾ, ಕೀತಾಪತಿ ಮಾಡ್ತೀರಾ, ಎದ್ದೋಗಿ ಅಂತ. ಸೊ ಆದ್ರೆ ಅವರಿಗೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಮೇಲೆ ಹೆಚ್ಚು ಪ್ರೀತಿ ಇರುತ್ತೆ ಟೀಚರ್ಸ್ ಗೆ ಆಕ್ಚುಲಿ. ಯಾಕೆಂದ್ರೆ ಡೆಫಿನೆಟ್ಲಿ ನಮಗೂ ಕೂಡ ಅದೇ ಒಂದು ಫೀಲ್ ಆಗಿರೋದೇ ಯಾವಾಗ ಅಂತಂದ್ರೆ, ನಾವೆಲ್ಲ ಸ್ಕೂಲ್ ಮುಗಿಸಿ ಬಂದಾದ್ಮೇಲೆ ಸೊ ಅವರು ಎಷ್ಟು ನಮಗೆ ಬೈತಾ ಇದ್ರು ಅಷ್ಟೇ ಪ್ರೀತಿಯಿಂದ ಅವ್ರನ್ನ ಮಾತಾಡ್ತಾ ಇದ್ರು. ಮತ್ತೆ ಸೊ ಏನೇ ಒಂದು ಫಂಕ್ಷನ್ ಆಗ್ಲಿ ಅಥವಾ ಸ್ಕೂಲ್ ಡೇಸ್ ಏನಾದ್ರು ಇವೆಂಟ್ ಗಳಾದ್ರಿ ಎಲ್ಲದಕ್ಕೂ ಕೂಡ ನಮ್ಮನ್ನೇ ಕರಿತಾ ಇದ್ರು. ಸೊ ನಮ್ಮನ್ನೇ ಫಸ್ಟ್ ಮುಂದ್ಬಿಟ್ಬಿಟ್ಟು ನಾವೆಲ್ಲ ಕೆಲಸ ಮಾಡಬೇಕು, ಅದನ್ನೆಲ್ಲ ನೋಡಬೇಕು, ಅದನ್ನು ಕೂಡ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ರು, ಈ ಕೆಲಸ ನೀನ್ ಮಾಡ್ಲೇಬೇಕು ಅಂತ. ಅಂದ್ರೆ ಅವರು ಒಳ್ಳೇದನ್ನೇ ಹೇಳ್ತಾ ಇದ್ರು, ಬಟ್ ನಮಗೆ ಅದು ಸಿಟ್ಟಲ್ಲಿ ಹೇಳ್ತಿದ್ದಾರೆ ಅಂತ ಅವಾಗ ಅನಿಸ್ತಾ ಇದ್ದು. ಸೊ ಈ ತರದ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ನಾನು.
2: ಹಾಗೆ ಲಾಸ್ಟ್ ಬೆಂಚ್ ಅಂದ ತಕ್ಷಣ ನಾನು ಆಗ್ಲೇ ಹೇಳಿದೆ ಎಲ್ಲ ಬೆಂಚ್ ಅಲ್ಲಿ ಕೂರ್ತಿದ್ದೆ ಅಂತ. ಯಾಕೆ ಅಂತಂದ್ರೆ ಕೆಲವು ಕ್ವೆಶನ್ಸ್ ಗಳಿಗೆ ಯಾವಾಗ್ಲೂ ಲಾಸ್ಟ್ ಬೆಂಚ್ ಅವರಿಗೆ ಕೇಳ್ತಾ ಇದ್ರು, ಆದ್ರೆ ನನಗೆ ಕೇಳಲ್ವಲ್ಲ ಅಂತ ಬೇಜಾರಾಗ್ತಾ ಇತ್ತು. ಒಂದ್ಸರಿ ನಾ ಏನ್ ಮಾಡ್ದೆ, ನನ್ನ ಫ್ರೆಂಡಿಗೆ ನೀನ್ ಎಕ್ಸ್ಚೇಂಜ್ ಮಾಡು ನನ್ನ ಸೀಟ್ ಅಂತ ಹೇಳಿ ಲಾಸ್ಟ್ ಬೆಂಚ್ ಗೆ ಹೋಗುದು. ಅವಾಗ್ಲೂ ಕೇಳಿಲ್ಲ ಕ್ವೆಶನ್, ಅವ್ರು ಯಾವಾಗ ಮುಂದೆ ಬರ್ತಾರ ಅವ್ರಿಗೆ ಕೇಳ್ತಾ ಇದ್ದಿದ್ದು, ಯಾಕೆ ಗೊತ್ತಿಲ್ಲ. ಆಮೇಲೆ ಒಂದ್ಸರಿ ನಂಗೆ ಬೇಜಾರಾಯ್ತು, ಒಂದ್ಸರಿ ಎದ್ದು ಕೇಳೇಬಿಟ್ಟೆ, ನಾನು ಎಷ್ಟು ಕೈ ಎತ್ತಿದ್ರು ಯಾಕೆ ಕೇಳಲ್ವಲ್ಲ ಅಂತ. ಅದಕ್ಕೆ ನಿನಗೆ ಆನ್ಸರ್ ಗೊತ್ತಿದೆ ಅನ್ನೋದು ನಮಗೆ ಗೊತ್ತಿದೆ, ಹಂಗಾಗಿ ನಾನು ನಿಂಗೆ ಕೇಳಲ್ಲ ಅಂತ. ಅದೇ ಲೈಕ್ ಪ್ರತಿಯೊಬ್ಬರು ಟೀಚರು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ ಯಾರು ಅಂತ, ಬಟ್ ಕೆಲವೊಂದು ಏನು ಸಿಚುಯೇಷನಲ್ಲಿ ಹೆದರಿದ್ದು ಉಂಟು, ಹೆದರ್ಸಿದ್ದು ಉಂಟು. ಯಾಕೆ ಅಂತಂದ್ರೆ ನನಗೆ ಯಾಕೆ ಸಿಗ್ತಾ ಇಲ್ಲ, ನಂಗೆ ಯಾಕೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಆ ತರ ಬೇರೆಯವ್ರಿಗೆ ಸಿಗತ್ತೆ ನನಗೆ ಯಾಕೆ ಸಿಗಲ್ಲ, ಈ ತರ ಏನು ತಲೆಯಲ್ಲಿ ತಿಂಕ್ ಮಾಡ್ತಾ ಇದ್ದೆ.
3: ಸೊ ಹಾಗೆ ಗೈಸ್, ಇವತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಎಲ್ಲರೂ ಲೈಫಲ್ಲೂ ಕೂಡ ಟೀಚರ್ಸ್ ಪೆಟ್ ಕೊಟ್ಟೆ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಫೈನಲಿ ನಾವು ಇದನ್ನೇ ನೆನ್ಪಾಡ್ಕೋಬೇಕಾಗಿರೋದು. ಆ್ಯಂಡ್ ಹೇಳಿ, ಎಲ್ಲರೂ ಲೈಫಲ್ಲೂ ಯಾರ್ಯಾರು ಎಷ್ಟೆಷ್ಟು ಪೆಟ್ ಕೊಟ್ಟಿದ್ರು, ಯಾರ್ಯಾರು ಎಷ್ಟೆಷ್ಟು ಪೆಟ್ ತಿಂದಿದ್ದೀರಾ, ಸೊ ಅದನ್ನೆಲ್ಲ ಹೇಳಿ ನಾನು ಕೂಡ ಹೇಳ್ತೀನಿ.
2: ಓಕೆ, ನಾನೇ ಸ್ಟಾರ್ಟ್ ಮಾಡ್ತೀನಿ. ನನಗೆ ಮ್ಯಾಥ್ಸ್ ಅಂದರೆ ನಡ್ಕ ನಡ್ಕ ಅಂದ್ರೆ ಹೆಂಗೆ ಅಂತಂದ್ರೆ, ಟೇಬಲ್ಸ್ ಇವತ್ ಕಲ್ತಿ ನಾಳೆ ಮರ್ತು ಬಿಡೋದು. ಎಷ್ಟು ಸರಿ ನೆನ್ಪು ಮಾಡಿದ್ರು ನಂಗೆ ನೆನಪೇ ಆಗ್ತಿರ್ಲಿಲ್ಲ, ಈಗ್ಲೂ ವೀಕೆ ಅದು ಬೇರೆ ಪ್ರಶ್ನೆ. ಬಟ್ ಅವಾಗ ನಮ್ ಗಜಲ್ ಮಿಸ್ ಅಂತ ಒಬ್ರು ಇದ್ರು, 7ನೇ ತರಗತಿಲಿ ಓದ್ತಾ ಇರ್ಬೇಕಾರೆ. ಅವ್ರು ಹೆಂಗೆ ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು ಮರಿತಾಳೆ ಅನ್ನೋ ಗೊತ್ತು, ಹಂಗಾಗಿ ಅವ್ರಿಗೆ ನನಗೆ ಎಷ್ಟು ಹೋಮ್ವರ್ಕ್ ಕೊಡ್ತಾ ಇದ್ರು ಅಂದ್ರೆ ಯಾರಿಗೂ ಕೊಡ್ತಿರ್ಲಿಲ್ಲ, ನನಗೇನೆ ಕೊಡ್ತಾ ಇದ್ರು. 4-5 ಟೈಮ್ಸ್ ಬರೆದ್ರು ಕೂಡ ಎಲ್ಲಿ ಆ ನಾಲ್ಕು ಏಳೆ ಅಯ್ಯಯ್ಯೋ ಏನಪ್ಪ ಅದು ಆತರ ಕೇಳ್ತಾ ಇರ್ಬೇಕಾರೆ ತುಂಬಾ ಒಂದ್ಸರಿ ಹೆದರದು ಉಂಟು. ಒಂದ್ಸರಿ ಅವರು ಪೇಷನ್ಸ್ ಕಳ್ಕೊಂಡು ಬಾರಿಸಿದ್ರು ನನಗೆ ಅವತ್ತು ಫಸ್ಟ್ ಪೆಟ್ಟು. ಅದಾದ್ಮೇಲೂ ಕೂಡ ಎರಡನೇ ಸರಿನೂ ಹಾಗೆ ಆಯ್ತು, ಮೂರನೇ ಸರಿ ನನಗೆ ಏನ್ ಮಾಡಿದ್ರು ನಾನು ಹೇಳಲೇ ಇಲ್ಲ, ನಾನು ಕೊನೆಗೂ ಹೇಳಲಿಲ್ಲ. ಆತರ ಒಂಥರ ಜಿದ್ದು ಬಂದ್ಬಿಡ್ತು ನನಗೆ, ಕಲಿಬೇಕು ಅನ್ನೋದು ಪಾಸಿಟಿವ್ ತಗೊಳ್ಳೇ ಇಲ್ಲ ನಾನು, ನೆಗೆಟಿವ್ ಆಗೋಗ್ಬಿಡ್ತು. ಅವ್ರು ಕಂಡ್ರೆ ಸ್ವಲ್ಪ ಹೇಟ್ ಬಂದ್ಬಿಡ್ತು ನನಗೆ, ಏನೋ ಅಯ್ಯೋ ಪಾಪ ಅವರು ಅಂದ್ರೆ ಶಿಕ್ಷಕಿಯಾಗಿ ಅವ್ರು ಏನ್ ಮಾಡ್ಬೇಕು ಅವ್ರ ಕೆಲಸ ಮಾಡ್ತಾ ಇದ್ರು, ಆಸ್ ಅ ಸ್ಟೂಡೆಂಟ್ ಆಗಿ ನಾನು ಕಲಿಬೇಕಾಗಿದ್ದ ಕೆಲಸ ನಾನು ಮಾಡ್ಲಿಲ್ಲ. ಆಗ ಅವತ್ತಿಂದು ಏನು ಗಿಲ್ಟ್ ಇದೆ ಅದು ಇವತ್ತಿನವರೆಗೂ ಪಾಪ ಅವ್ರು ನಂಗೆ ಕಾಣಿಸೇ ಇಲ್ಲ. ನಾನು ಅಲ್ಲಿಂದ ನೆಕ್ಸ್ಟು ಬೇರೆ ಹಂತ ಹೋದಾಗ ಗಜಲ್ ಮಿಸ್ ಎಲ್ಲಿ ಹೋದ ಯಾರಿಗಾದ್ರು ಫ್ರೆಂಡ್ಸಿಗೆ ಕೇಳಿದ್ರೆ ಹೇಳ್ತಿದ್ರು ಇವಾಗ ಗಜಲ್ ಮಿಸ್ಸು ಏನು ಅಂದರೆ ಅವರು ನನಗೆ ಅವ್ರ ಹತ್ರ ಹೋಗಿ ಮಾತಾಡಬೇಕು ಅನಿಸೋ ಅಷ್ಟು ಮನಸ್ಸಾಗಿದೆ, ಬಟ್ ಅವ್ರು ಎಲ್ಲಿದ್ದಾರೆ ಏನಿದ್ದಾರೆ ಗೊತ್ತಾಗಿಲ್ಲ. ಸೊ ಇದು ಪೆಟ್ಟು ಕೊಟ್ಟಿದ್ದು ಮಾತ್ರ ಇವತ್ತು ನೆನಪಿದೆ.
3: ಎಸ್ ಹೇಳಿ ರಕ್ಷಿತಾ ಅವರೇ.
1: ನಾನು ಹೇಳ್ಬೇಕಂದ್ರೆ ಆಕ್ಚುಲಿ ನಾನು ಓದಲ್ಲಿ ಪೆಡ್ತಿರೋದು ನನಗೆ ಅಷ್ಟು ನೆನಪಿಲ್ಲ, ಕಮ್ಮಿ ಪೆಡ್ತಿದ್ದೀನಿ, ಕಿತಾಪತಿ ಮಾಡಿ ಪೆಡ್ತಿದ್ದೀನಿ ಆಕ್ಚುಲಿ ನಾನು ಜಾಸ್ತಿ. ನಾನು ಫಸ್ಟಿಂದ ನಾನು ಹೇಗಂದ್ರೆ ಎಲ್ ಕೆ ಜಿಯಿಂದ ಡಿಗ್ರಿ ಮುಗಿಯೋ ತನಕ ನಾನು ಫಸ್ಟ್ ಬೆಂಚ್ ಸ್ಟೂಡೆಂಟ್, ಆ ಬೆಂಚ್ ಬಿಟ್ಟು ಅಲ್ಲಾಡಿಲ್ಲ, ನಾನು ಯಾವಾಗಲೂ ಫಸ್ಟ್ ಬೆಂಚ್ ಅಲ್ಲೇ ಕೂರ್ತಿದ್ದು. ಸೊ ಹಂಗಾಗಿ ಏನಪ್ಪಾ ಅಂದ್ರೆ ಫಸ್ಟ್ ಬೆಂಚ್ಗಿರೋ ಅಡ್ವಾಂಟೇಜ್ ಏನಂದ್ರೆ ಫಸ್ಟ್ ಬೆಂಚ್ ಅಲ್ಲಿ ಇದ್ರೆ ಕೇಳ್ತಾರೆ ಪಾಠ ಅನ್ನೋದು ಎಲ್ಲಾ ಟೀಚರ್ಸ್ಗೂ ಲೆಕ್ಚರ್ಸ್ಗೂ ಇರ್ತಿದ್ದು, ಏನಾದ್ರೆ ಫಸ್ಟ್ ಬೆಂಚ್ ಅವ್ರು ಕೇಳ್ತಾರೆ ಬಿಡು ಅಂತ ಹೇಳಿ ಅವ್ರ ಕಾನ್ಸಂಟ್ರೇಷನ್ ಯಾವಾಗ್ಲೂ ಲಾಸ್ಟ್ ಬೆಂಚು ಮಿಡಲ್ ಬೆಂಚ್ ಅಲ್ಲಿ ಇರ್ತಿತ್ತ. ಸೊ ನಾವು ಕುತ್ಕೊಂಡು ಕಿತಾಪತಿ ಮಾಡ್ತೀವಿ. ಆಕ್ಚುಲಿ ನಾನು 10th ಅಲ್ಲಿ ಇದ್ದೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡಿದ್ವಿ, ಸುಮ್ಮನೆ ಒಂದು ಡ್ರಾ ಮಾಡಿರೋದು. ನಮ್ಮ ಸರ್ ಒಬ್ರು ಇದ್ರು, ಅವ್ರ ಮೇಲೆ ಏನೋ ಸಿಟ್ ಬಂದಿತ್ತು ನಮಗೆ, ಅವ್ರ ಚಿತ್ರ ಸುಮ್ಮನೆ ಡ್ರಾ ಮಾಡಿದೀವಿ ಆಯ್ತಾ, ಡ್ರಾ ಮಾಡಿ ಅದರಲ್ಲಿ ಮೂರು ಜನ ಸೇರ್ಕೊಂಡು ಅವ್ರ ಹೆಸರೆಲ್ಲ ಬರೆದು ಬಿಟ್ಟಿದೀವಿ. ಸೊ ನೋಡ್ತಾ ಇದ್ರು ಸರ್ ನಮಗೆ ಹೆಂಗಂದ್ರೆ ಬಿಡು ಅವ್ರಿಗೇನು ನಮ್ಮ ಕಡೆ ಕಾನ್ಸಂಟ್ರೇಷನ್ ಇರಲ್ಲ ಅಂತ. ನಾವು ಫಸ್ಟ್ ಬೆಂಚಲ್ಲಿ ಕುತ್ಕೊಂಡು ಅವ್ರದ್ದೆಲ್ಲ ಡ್ರಾ ಮಾಡಿ ಚಿತ್ರ ಎಲ್ಲ ಬಿಡಿಸಿ ಅವ್ರದ್ದು ಫುಲ್ಲು ಅವ್ರು ಪಾಠ ಮಾಡ್ತಿದ್ರು, ಕಾನ್ಸಂಟ್ರೇಷನ್ ಎಲ್ಲ ನಮ್ಮ ಪಾಡಿಗೆ ನಾವು ನಕ್ಕೋ ಅಂತ ಕೂತಿದ್ವಿ. ಅವರು ನೋಡ್ತಿದಾರೆ ನೋಡ್ತಿದಾರೆ, ಅವ್ರು ಅಬ್ಸರ್ವ್ ಮಾಡಿರೋದು ನಮ್ಗೆ ಇಷ್ಟೇನೇ ಗೊತ್ತಿಲ್ಲ. ಸಡನ್ ಆಗಿ ಅವ್ರು ಬಂದು ಆ ಬುಕ್ ಇಟ್ಕೊಂಡು ತಲೆ ಮೇಲೆ ಒಂದು ಸರಿಯಾಗಿ ಹೊಡೆದಿದ್ರು ಮೂರು ಜನಕ್ಕೂ. ಸೊ ಹಾಗಾಗಿ ಆ ಥರ ಪೆಡ್ತಿದ್ದೆ.
3: ಓಕೆ, ಸೊ ಹಾಗೆ ಅರ್ಪಿತಾ
0: ಎಷ್ಟು ಇದೆ
3: ಹೇಳಿ, ನೀವು ಯಾವ್ಯಾವ ತರ ಪೆಡ್ತಿನಿದ್ರಾ?
0: ಓಕೆ, ನಾನು ಕೂಡ ಓದೋ ವಿಷಯದಲ್ಲಿ ಸ್ವಲ್ಪ ಒಳ್ಳೆ ಹುಡುಗಿ ಆಗಿದೆ, ಆ ವಿಷಯದಲ್ಲಿ ಏನು ಪೆಡ್ತಿಂದಿರ್ಲಿಲ್ಲ. ಆದ್ರೆ ನಾನು ನಿನ್ ನಂಬಿಕೆ ಬಿಡ್ತೀವಿ, ಫಸ್ಟ್ ಸ್ಟ್ಯಾಂಡ್ ಇಂದ ಡಿಗ್ರಿ ತನಕ ನಾನೇ ಕ್ಲಾಸ್ ಲೀಡರ್ ಆಗ್ತಿದೆ. ಸೊ ಅವಾಗೆಲ್ಲ ಕ್ಲಾಸ್ ಲೀಡರ್ ಆದ್ರೂ ಯಾರು ಮಾತಾಡ್ತಾರೆ ಅವ್ರ ಹೆಸರನ್ನ ಬೋರ್ಡ್ ಮೇಲೆ ಬರಿಬೇಕಿತ್ತು. ನಾನೇನ್ ಮಾಡ್ತಿದ್ದೆ, ಬೋರ್ಡ್ ಮೇಲೆ ಬರದ ಹೆಸರನ್ನ, ಬಟ್ ನಮ್ಮ ಸರ್ ಬರೋ ಟೈಮಿಗೆ ಯಾರ್ದು ಹೆಸರು ಅವ್ರಿಗೆಲ್ಲ ಹೊಡಿತಾ ಇದ್ರು. ಅದಕ್ಕೆ ಅಯ್ಯೋ ಅವ್ರಿಗೆಲ್ಲ ಹೊಡಿತಾರಲ್ಲ ನನ್ನ ಬೇರೆ ಫ್ರೆಂಡ್ಸಿಗೆಲ್ಲ ಅಂತ ಹೆಸರನ್ನ ಅಳಿಸ್ಬಿಟ್ಟೆ. ಆಯ್ತಾ ಸರ್ ಕೇಳಿದ್ರು, ಯಾಕೆ ಯಾರ ಹೆಸರನ್ನು ಬರ್ದಿಲ್ಲ ಬೋರ್ಡ್ ಮೇಲೆ ಅಂತ. ಇಲ್ಲ ಸರ್ ಯಾರು ಮಾತಾಡಿಲ್ಲ ಸರ್ ಅಂತ ಕೂತಿದ್ರೆ, ಇಲ್ಲ ಗಲಾಟೆ ಮಾಡ್ತಿದ್ ಕೇಳಿಸು ಯಾಕೆ ಬರ್ದಿಲ್ಲ ಅಂದ್ರು. ಇಲ್ಲ ಸರ್ ನೀವು ಹೊಡಿತೀರ ಅಂತ ಹೊಡಿಲ್ಲ, ಅವರೆಲ್ಲ ರೇಟ್ ನಿನಗೆ ಕೊಡ್ತೀನಿ ಅಂತ ಹೇಳಿ ನನಗೆ ಹೊಡ್ತಿದ್ರು. ಸೊ ಆ ಒಂದೇಟು ಎಷ್ಟು ನೋವಾಗಿತ್ತು ಅಂದ್ರೆ, ಆಗ ನನ್ನ ಫ್ರೆಂಡ್ಸ್ಗೆಲ್ಲ ನನ್ನ ಮೇಲೆ ಫುಲ್ಲು ಪ್ರೀತಿ ಹೆಚ್ಚಾಗುತ್ತೋ ಅಯ್ಯೋ ನಮ್ಮ ಪರವಾಗಿ ಇವಳು ಹೊರ್ತಾ ತಿನ್ನಲ್ಲ ಅಂತ. ಸೊ ಆ ಏಟ್ ಇವಾಗ್ಲೂ ಯಾವಾಗ್ಲೂ ನೆನಪಲ್ಲಿದೆ ಶ್ರೀಧರ್. ಸೊ ನಿಮ್ದು ಹೇಳಿ ಎಕ್ಸ್ಪೀರಿಯನ್ಸ್.
3: ಸೊ ಹೌದು, ನಮ್ದು ಇದೇ ತರ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂತಂದ್ರೆ, ಕಿತಾಪತಿ ಜಾಸ್ತಿ ನಮ್ದು, ನಾವು ಸೈಕಲ್ ಅಲ್ಲಿ ಹೋಗೋದು, ಅವ್ರಿಗೆ ಇವ್ರಿಗೆ ಏನಾದ್ರು ಬೀಳ್ಸೋದು, ಈ ತರದೇ ಜಾಸ್ತಿಗಳು. ಅಂಡ್ ನಮ್ಗೆ ಈ ದಸರಾ ರಜೆ ಬಂದಾಗ ಅಥವಾ ಏನು ಹಾಲಿಡೇಸ್ ಎಲ್ಲ ಬರ್ತೈತಲ್ಲ, ಆ ಟೈಮಲ್ಲಿ ಹೋಮ್ವರ್ಕ್ ಕೊಡೋರು. ನಾವು ಹೋಮ್ವರ್ಕ್ ಮಾಡ್ಕೊಂಡೇ ಹೋಗ್ತಿರ್ಲಿಲ್ಲ, ನಾವು ಮಾಡ್ಕೊಂಡು ಹೋಗಿಲ್ಲ ಅಂತ ಹೇಳಿ ಎರಡು ಮೂರು ಸರಿ ಎಕ್ಸ್ಟ್ರಾ ಬರ್ಕೊ ಬರ್ಕೊಳ್ಳೋರು, ಮತ್ತು ಅದನ್ನು ಬರಿತಾ ಇರ್ಲಿಲ್ಲ. ಸೊ ಹಂಗಾಗಿ ಆ ಥರದ್ದು ಪೆಟ್ಟುಗಳು ಜಾಸ್ತಿ ಬಿದ್ದಿತ್ತು. ಮತ್ತೆ ಇದು ಕೋತಿ ತಾನ ಅಳಗದಲ್ಲದೆ ಊರನ್ನೆಲ್ಲ ಹಾಳು ಮಾಡ್ತು ಅಂತಾರಲ್ಲ ಹಂಗೆ. ಸೊ ನಮ್ದು ಒಂದಷ್ಟು ಫ್ರೆಂಡ್ಸ್ ಗ್ರೂಪ್ ಎಲ್ಲ ಇತ್ತು, ನಾವೆಲ್ಲರೂ ಕೂಡ ಹಂಗೇನೆ ಇದ್ದಿದ್ರಿಂದ ಸೊ ಹೊಡೆತಗಳು ಜಾಸ್ತಿ. ಅಂದ್ರೆ ಒಂದು ವಿಚಾರಕ್ಕೆ ಅಂತ ಇಲ್ಲ, ಅದು ಮತ್ತೆ ಫಸ್ಟ್ ಲಾಸ್ಟ್ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಎಲ್ಲ ಟೈಮಲ್ಲೂ ಪೆಟ್ಟುಗಳು ಬೀಳ್ತಾ ಇರ್ತಿತ್ತು. ಸೊ ಈವನ್ ನಾವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಈ ತರ ಪೆಟ್ಟುಗಳನ್ನ ತಿಂದಿದ್ರಿಂದನೇ ಈಗ ಒಂದು ಸ್ಥಾನದಲ್ಲಿ ಇದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಒಳ್ಳೆ ಸ್ಥಾನದಲ್ಲಿ ಇದೀವಿ ನಾವೆಲ್ಲ, ಅಂಡ್ ಯಾವಾಗಲೂ ಕೂಡ ಮಾತಾಡ್ತಾ ಇರ್ತೀವಿ, ಸಿಗ್ತಾ ಇರ್ತೀವಿ. ಸೊ ಒಂದು ಚೈಲ್ಡ್ಹುಡ್ ಮೆಮೊರೀಸ್ನ ಎಂಜಾಯ್ ಮಾಡ್ತಾ ಇರ್ತೀವಿ. ಆ್ಯಂಡ್ ನೀವು ಕೂಡ ಇವತ್ತಿನ ಶೋನ ನಮ್ಮೆಲ್ಲರ ನೆನಪುಗಳನ್ನ ಕೇಳಿ ಎಂಜಾಯ್ ಮಾಡಿದ್ರೆ ಅಂತ ನಾವು ಅಂದ್ಕೊಳ್ತೀವಿ. ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ ಗೈಸ್.
1: ಓಕೆ, ಸೊ ಹಾಗೆ ಇವತ್ತಿನ
0: ಸೊ ಎಲ್ರು ಕೂಡ ಮತ್ತೊಮ್ಮೆ ನಮ್ಮ ಟೀಚರ್ಸ್ಗೆ ವಿಶ್ ಮಾಡೋಣವಾ. ನಮ್ಮ ಪ್ರೀತಿಯ ಶಿಕ್ಷಕರೆಲ್ಲರಿಗೂ ಕೂಡ
4: ಹ್ಯಾಪಿ ಟೀಚರ್ಸ್ ಡೇ.
0: ಸೊ ಹಾಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೂಡ ನಮಗೆ ಶಿಕ್ಷಕರಿದ್ದಾರೆ, ಅವರು ಕೂಡ ನಮ್ಮ ಪರವಾಗಿ ನಮ್ಮೆಲ್ಲರ ಪರವಾಗಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ. ಸೊ ಕೇಳುಗರೆ, ನೀವು ಇದುವರೆಗೂ ಕೇಳಿದ್ದು ಶಿಕ್ಷಕ ಪಥ ವಿಶೇಷ ಕಾರ್ಯಕ್ರಮ. ಸೊ ಈಗ ಕಾರ್ಯಕ್ರಮಗಳು ಇನ್ನಷ್ಟು ಮುಂದುವರಿಯುತ್ತೆ. ಇವತ್ತು ಸಂಜೆವರೆಗೂ ಕೂಡ ನಮ್ಮ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಕಾರ್ಯಕ್ರಮವನ್ನ ಕೇಳಿ ಹೇಗಿತ್ತು ಅಂತ ನಮಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗಿದ್ರೆ 4 ಗಂಟೆಗೆ ಮತ್ತೆ ಇನ್ನೊಂದು ಲೈವ್ ಶೋ ಇರುತ್ತೆ, ನಮ್ಮ ಆರ್ಜೆ ಶ್ರೀಧರ್ ಅವರು ಲೈವ್ ಶೋ ಅಲ್ಲಿ ಇರ್ತಾರೆ, ನೀವು ಜಾಯ್ನ್ ಆಗ್ಬಹುದು ಅಂತ ತಿಳಿಸ್ತಾ. ಸೊ ನೀವು ಇದುವರೆಗೂ ಕೇಳಿದ್ದು ವಿಶೇಷ ಕಾರ್ಯಕ್ರಮ, ಶಿಕ್ಷಕರಿಗೆ ಒಂದು ನಮನ ನೀಡುವಂತಹ ಕಾರ್ಯಕ್ರಮ. ಹಾಗೆ ಮತ್ತೊಮ್ಮೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಮೈ ಡಿಯರ್ ರಾಜೇಶ್.
1: ಥ್ಯಾಂಕ್ ಯು ಅರ್ಪಿತಾ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಿದೆ. ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದೀವಿ. ನೀವಿಷ್ಟೊತ್ತು ಕೇಳಿದ್ದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನವ ಬಾನುಲಿ.
4: ಹೇಗಿದ್ಯಾ ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇಂದಿನ ಸುತ್ತಮುತ್ತ ಹೇಗಿದೆ? ಅಲ್ಲಿ ಮುದ್ದು ಕೃಷ್ಣರ ಸುಂದರ ರಾಧೆಯರ ಪ್ರಪಂಚವೇ ಸೃಷ್ಟಿಯಾಗಿತ್ತು. ಪುಟ್ಟ ಮಕ್ಕಳು ಕೃಷ್ಣನ ರೂಪದಲ್ಲಿ ಕಂಗೊಳಿಸಿದರು. ಶ್ಲೋಕಗಳು, ಭಗವದ್ಗೀತೆಯ ಸಾಲುಗಳು ಅಲ್ಲಿ ರಿಂಗಣಿಸಿದವು. ಅದೊಂದು ನಂದ ಗೋಕುಲದಂತೆ ಕಂಗೊಳಿಸುತ್ತಿತ್ತು. ಪಾಲಕರ ಉತ್ಸಾಹ, ತಾಯಂದಿರ ಸಡಗರ ಗರಿಗೆದರಿತ್ತು. 6 ತಿಂಗಳ ಮಕ್ಕಳಿಂದ 6 ವರ್ಷದ ಮಕ್ಕಳವರೆಗೂ ಬಗೆ ಬಗೆಯ ವೇಷ ತೊಟ್ಟು ಹಾವಭಾವಗಳಿಂದಲೇ ಮನಸೆಳೆದರು. ಪುಟ್ಟ ಮಕ್ಕಳು ತುಂಟ ನಗುವಿನಿಂದ ಬಾಲಕೃಷ್ಣರಾದರೆ, ದೊಡ್ಡ ಮಕ್ಕಳು ಶ್ಲೋಕ ಗೀತೆಯಿಂದ ಕೃಷ್ಣನ ಅವತಾರವನ್ನು ಕಣ್ಣ ಮುಂದೆ ನಿಲ್ಲಿಸಿದರು. ಹಲವು ಮಕ್ಕಳನ್ನು ವಿಶಿಷ್ಟ ಪರಿಕಲ್ಪನೆಯಲ್ಲಿ ಅಣಿಗೊಳಿಸಿದ್ದು ನೆರೆದಿದ್ದವರ ಮನಸ್ಸು ರೆಗೊಂಡಿತು. ಈ ದೃಶ್ಯಾವಳಿಗಳು ಕಂಡುಬಂದಿದ್ದು ಬಿದಿರೆಯ ದಕ್ಷಿಣ ಮಾಯಾಪುರಧಾಮ ಶಿವಮೊಗ್ಗ ಇಸ್ಕಾನ್ ಕೃಷ್ಣ ಮಠದಲ್ಲಿ. ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಏರ್ಪಡಿಸಿದ್ದ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ 50ಕ್ಕೂ ಹೆಚ್ಚು ಮಕ್ಕಳು ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದರು. ಕೃಷ್ಣ ಗೋವರ್ಧನಗಿರಿಯನ್ನು ಎತ್ತಿದ ಸನ್ನಿವೇಶ, ಅರ್ಜುನನಿಗೆ ಭಗವದ್ಗೀತೆ ಬೋಧಿಸಿದ ಸನ್ನಿವೇಶದ ಕಥೆಗಳನ್ನು ಮಕ್ಕಳು ಮನೋಜ್ಞವಾಗಿ ಹೇಳಿದ್ದು ಗಮನ ಸೆಳೆಯಿತು. ಸಂಜೆ 4:30 ಆರಂಭವಾದ ಕೃಷ್ಣ ವೇಷ ಸ್ಪರ್ಧೆ ಮುಕ್ತಾಯವಾಗಿದ್ದು 6:30. ಅಲಂಕಾರಗೊಂಡ ಮಕ್ಕಳು ಸ್ಪರ್ಧೆಗೆ ಮುನ್ನವೇ ವೇಷಭೂಷಣ ಕಿತ್ತು ಹಾಕಲು ಮುಂದಾಗುತ್ತಿದ್ದರು. ಅಂತಹ ಮಕ್ಕಳನ್ನು ಸುಮ್ಮನಿರಿಸುವಷ್ಟರಲ್ಲಿ ಕೆಲವು ತಾಯಂದಿರು ಹೈರಾಣಾದರು. ಮುಂದಿನ ವಿವರ. ಕೃಷ್ಣ ಕೇವಲ ವ್ಯಕ್ತಿಯಲ್ಲ, ಆತ ಪ್ರಕೃತಿ, ಪರಮಾತ್ಮ ಹಾಗೂ ಬದುಕಿನ ಮಾರ್ಗದರ್ಶಕ. ಅಧರ್ಮದ ವಿರುದ್ಧ ಹೋರಾಡಲು ಮತ್ತು ಧರ್ಮವನ್ನು ಸ್ಥಾಪಿಸಲು ಕರೆ ಕೊಟ್ಟಿದ್ದ ಶ್ರೀಕೃಷ್ಣನ ಮಾರ್ಗದಲ್ಲಿ ನಾವೆಲ್ಲ ಸಾಗಬೇಕು ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಕುವೆಂಪು ರಂಗಮಂದಿರದಲ್ಲಿ ನಿನ್ನೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಆಯೋಜಿಸಿದ್ದ ಶ್ರೀಕೃಷ್ಣ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೀಕೃಷ್ಣನ ಅವತಾರಗಳು ಅಪಾರ. ಜಗತ್ತಿಗೆ ಶಕ್ತಿ ನೀಡಿದ ದೈವ, ಅಧರ್ಮದ ವಿರುದ್ಧ ಹೋರಾಟಕ್ಕೆ ದಾರಿ ತೋರಿದವರು ಎಂದು ಬಣ್ಣಿಸಿದರು. ಕೆಟ್ಟದ್ದನ್ನು ಯಾರೂ ಸಹಿಸಿಕೊಳ್ಳಬಾರದೆಂದು ಶ್ರೀಕೃಷ್ಣ ಹೇಳಿದ್ದಾನೆ. ಅಯೋಧ್ಯ, ಕಾಶಿ, ಮಥುರಾ ಇವೆಲ್ಲ ನಮಗೆ ಭದ್ರ ಬುನಾದಿ ಹಾಕಿದ ಕ್ಷೇತ್ರಗಳು. ಈ ಕ್ಷೇತ್ರಗಳ ಮೇಲೆ ಆಕ್ರಮಣಗಳನ್ನು ಮಾಡುತ್ತಾ ಬಂದರೂ ಧರ್ಮ ಅವನ್ನು ಕಾಪಾಡುತ್ತಾ ಬಂದಿದೆ. ಅಗತ್ಯವಿದ್ದಾಗೆಲ್ಲ ಧರ್ಮ ಉಳಿಸಲು ಶ್ರೀಕೃಷ್ಣ ನಾನಾ ಅವತಾರ ಎತ್ತಿ ಬಂದಿದ್ದಾನೆ. ಅರ್ಜುನನಿಗೆ ಇಡೀ ವಿಶ್ವರೂಪ ತೋರಿಸಿ ಸಾಕ್ಷಾತ್ಕಾರ ನೀಡುತ್ತಾರೆ. ಗುರಿ ತೋರುತ್ತಾ ಧರ್ಮಕ್ಕೆ

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯ ಪೊಲೀಸ್

ಇಲಾಖೆಯಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಉದ್ದೇಶದಿಂದ ಸೆಪ್ಟೆಂಬರ್ 6ರಂದು ಬೆಳಗ್ಗೆ 10:30 ಮಧ್ಯಾಹ್ನ 12ರವರೆಗೆ ನಗರದ 19 ಪರೀಕ್ಷಾ ಕೇಂದ್ರಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತಿದ್ದು, ಪರೀಕ್ಷೆಯು ಸುಗಮವಾಗಿ ನಡೆಸಲು ಜಿಲ್ಲಾಡಳಿತ ಅಗತ್ಯ ಸಿದ್ಧತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ತಮ್ಮ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷಾ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು, ಅದಕ್ಕೆ 1 ಇಂಜಿನಿಯರಿಂಗ್ ಕಾಲೇಜು, 3 ಡಿಗ್ರಿ ಕಾಲೇಜು, 2 ಹೈಸ್ಕೂಲ್ಗಳು ಮತ್ತು 13 ಪದವಿ ಪೂರ್ವ ಕಾಲೇಜುಗಳನ್ನು ಪರೀಕ್ಷಾ ಕೇಂದ್ರಗಳಾಗಿ ಗುರುತಿಸಲಾಗಿದೆ. ಈ ಪರೀಕ್ಷೆಗೆ 7,651 ವಿದ್ಯಾರ್ಥಿಗಳು ಹಾಜರಾಗಲಿದ್ದಾರೆ ಎಂದರು. ಸೆಪ್ಟೆಂಬರ್ 6ರಂದು ಬೆಳಗ್ಗೆ 10:30 ಮಧ್ಯಾಹ್ನ 12ರವರೆಗಿನ ಅಧಿವೇಶನದಲ್ಲಿ 100 ಅಂಕಗಳಿಗೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೌಗೋಳಿಕ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ವಿಷಯಗಳ ಮೇಲೆ ಪರೀಕ್ಷೆ ನಡೆಯಲಿದೆ ಎಂದರು. ಪ್ರಶ್ನೆ ಪತ್ರಿಕೆಗಳನ್ನು ಸಕಾಲದಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸಲು 6 ವಿತರಕರ ಮಾರ್ಗಗಳನ್ನು ಸೂಚಿಸಲಾಗಿದೆ. ಅದಕ್ಕಾಗಿ ತ್ರಿಸದಸ್ಯ ಸಮಿತಿ ನೇಮಿಸಿ ಆದೇಶಿಸಲಾಗಿದೆ. ಮುಖ್ಯ ಅಧೀಕ್ಷಕರು, ವೀಕ್ಷಕರು, ಪ್ರಶ್ನೆ ಪತ್ರಿಕೆ ಪಾಲಕರು ಮತ್ತು ಜಾಗೃತ ದಳದ ಸದಸ್ಯರು ನೇಮಕಗೊಳಿಸಿ ಆದೇಶಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ಸಾಗಾಟ ಮಾಡುವ ತ್ರಿಸದಸ್ಯ ಸಮಿತಿ ವಾಹನಕ್ಕೆ ಪೊಲೀಸ್ ಸಿಬ್ಬಂದಿ ನೇಮಿಸುವಂತೆ ಹಾಗೂ ಪರೀಕ್ಷಾ ಕೇಂದ್ರಕ್ಕೆ ಸೂಕ್ತ ಬಂದೋಬಸ್ತ್ ನೀಡುವಂತೆಯೂ ಸೂಚಿಸಲಾಗಿದೆ. ಪರೀಕ್ಷಾ ಸಮಯದಲ್ಲಿ ವಿದ್ಯುತ್ ವ್ಯತ್ಯಯವಾಗದಂತೆ ಮೆಸ್ಕಾಂ ಅಭಿಯಂತರರಿಗೆ ಸೂಚಿಸಲಾಗಿದೆ ಎಂದರು. ಮುಂದಿನ ವಿವರ. ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಬಳಕೆ ಹಾಗೂ ಮೊಬೈಲ್ ಅಡಿಷನ್ನಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಡಿಕ್ಷನ್ ಎಂಬ ಕನ್ನಡ ಮಕ್ಕಳ ಚಲನಚಿತ್ರ ಸೆಪ್ಟೆಂಬರ್ 7ರಿಂದ ಜಿಲ್ಲೆಯ ಶಾಲೆಗಳಲ್ಲಿ ಚಿತ್ರ ಪ್ರದರ್ಶನಗೊಳಿಸಲು ಸಿದ್ಧತೆ ನಡೆದಿದೆ ಎಂದು ನಿರ್ದೇಶಕರಾದ ಅಜಯ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ಅವರು, ಮಕ್ಕಳಿಗೆ ಮೊಬೈಲ್ ಬಳಕೆ ಅನಿವಾರ್ಯವಾಗುತ್ತಿರುವ ಇಂದಿನ ಡಿಜಿಟಲ್ ಯುಗದಲ್ಲಿ ಅದರ ಅತಿಯಾದ ಬಳಕೆಯಿಂದ ಶಿಕ್ಷಣ, ಏಕಾಗ್ರತೆ, ಮಾನಸಿಕ ಬೆಳವಣಿಗೆ ಹಾಗೂ ಭವಿಷ್ಯದ ಗುರಿಗಳ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಚಿತ್ರದಲ್ಲಿ ಮನಮುಟ್ಟುವ ರೀತಿಯಲ್ಲಿ ಕಟ್ಟಿಕೊಡಲಾಗಿದೆ ಎಂದರು. ಮುಂದಿನ ವಿವರ. ಈಗಲ್ ಐ ಎಂಟರ್ಪ್ರೈಸಸ್ ವತಿಯಿಂದ ಶ್ರಾವಣ ಸಂಭ್ರಮ 2026ರ ಹೆಸರಿನಲ್ಲಿ ಬೃಹತ್ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನ ಇಂದು ಮತ್ತು ನಾಳೆ ನಗರದ ಗೋಪಾಳದಲ್ಲಿರುವ ಶ್ರೀ ಯೋಗಿ ನಾರಾಯಣ ಬಲಿಜ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಈಗಲ್ ಐ ಎಂಟರ್ಪ್ರೈಸಸ್ನ ವ್ಯವಸ್ಥಾಪಕಿ ಸಂಗೀತಾ ಹೇಳಿದರು. ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ ನಡೆಯಲಿರುವ ವಸ್ತು ಪ್ರದರ್ಶನದಲ್ಲಿ ವೈವಿಧ್ಯಮಯ ಸೀರೆಗಳು, ಗೃಹಾಲಂಕಾರಿಕ ವಸ್ತುಗಳು, ಅಪರೂಪದ ಉತ್ಪನ್ನಗಳು ಹಾಗೂ ಸಾಂಪ್ರದಾಯಿಕ ಆಹಾರ ಮೇಳಗಳು ಇರಲಿದೆ. ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಭಾನುವಾರ ಸಂಜೆ ಮಕ್ಕಳಿಗಾಗಿ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆ ಆಯೋಜಿಸಲಾಗಿದೆ. 2ರಿಂದ 10 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಅಲ್ಲದೆ ವಿಶೇಷವಾಗಿ ಸಿದ್ಧಗೊಂಡು ಬರುವ ಮಹಿಳೆಯರಲ್ಲಿ ಅತ್ಯುತ್ತಮ 3ರಿಗೆ ಆಕರ್ಷಕ ಬಹುಮಾನವನ್ನ ನೀಡಲಾಗುವುದು ಎಂದು ತಿಳಿಸಿದರು. ಪ್ರದರ್ಶನವು ಗೋಪಾಳದ ಗುಡ್ಲಕ್ ಸರ್ಕಲ್ ಸಮೀಪದ ಲಗಾನ್ ಮಂದಿರದ ಕ್ರಾಸ್ನಲ್ಲಿರುವ ಯೋಗಿ ನಾರಾಯಣ ಬಲಿಜ ಸಮುದಾಯ ಭವನದಲ್ಲಿ ನಡೆಯಲಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪತ್ರಿಕೆಗೆ ಮಾಲೀಕರು ಸಂಪಾದಕರು ಎಷ್ಟು ಮುಖ್ಯವೋ ವಿತರಕರು ಕೂಡ ಅಷ್ಟೇ ಮುಖ್ಯ ಎಂದು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಹೆಚ್.ಯು. ವೈದ್ಯನಾಥ್ ಹೇಳಿದರು. ನಗರದ ಜಿಲ್ಲಾ ನಿವೃತ್ತ ನೌಕರರ ಸಂಘದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಘಟಕದಿಂದ ಪತ್ರಿಕಾ ವಿತರಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಳೆ ಗಾಳಿ ಚಳಿಯನ್ನು ಲೆಕ್ಕಿಸದೆ ವಿತರಕರು ಪತ್ರಿಕೆಗಳನ್ನು ಓದುಗರಿಗೆ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ವಿತರಕರ ಏನೇ ಸಮಸ್ಯೆಗಳಿದ್ದರೂ ಜಿಲ್ಲಾ ಮತ್ತು ರಾಜ್ಯ ಸಂಘಟನೆ ಮೂಲಕ ಸರ್ಕಾರಕ್ಕೆ ತಲುಪಿಸುತ್ತೇವೆ ಎಂದು ಭರವಸೆ ನೀಡಿದರು. ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿ, ರಾಜ್ಯದಲ್ಲಿ ಇಂದಿಗೂ ವಿದ್ಯಾವಂತರ ಸಂಖ್ಯೆ ಜಾಸ್ತಿಯಾಗಿದೆ, ಆದರೆ ಓದುಗರ ಸಂಖ್ಯೆ ಕಡಿಮೆಯಾಗಿದೆ. ಅದರಲ್ಲೂ ಪತ್ರಿಕೆಗಳನ್ನು ಓದುವವರು ಕಡಿಮೆ ಆಗಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಕ್ತಾರ್ ಅಹಮದ್ ಮಾತನಾಡಿ, ಅನ್ಯ ಭಾಷಿಗರ ಪತ್ರಿಕೆಗಳನ್ನು ಉಚಿತವಾಗಿ ಯಾರೂ ಓದಲ್ಲ, ದುಡ್ಡು ಕೊಟ್ಟು ಓದುತ್ತಾರೆ. ಆದರೆ ಕನ್ನಡ ಪತ್ರಿಕೆಗಳನ್ನು ಪಕ್ಕದ ಮನೆಯಿಂದ ತಂದು ಓದುತ್ತಿದ್ದಾರೆ. ಅಪಘಾತಕ್ಕೆ ವಿಮೆ ಇದೆ, ಕೈಕಾಲು ಮುರಿದರೆ ಮಾತ್ರ ಪರಿಹಾರ ನೀಡಲಾಗುತ್ತದೆ, ಆದರೆ ಆರೋಗ್ಯ ಸಮಸ್ಯೆಗೆ ಯಾವುದೇ ಪ್ರಯೋಜನ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಶಿವಮೊಗ್ಗದ ಶ್ರೀನಿವಾಸ್, ಭದ್ರಾವತಿ ಪರಶುರಾಮ್, ತೀರ್ಥಹಳ್ಳಿ ಕಮ್ಮರಡಿ ಚಂದ್ರಶೇಖರ್ ಅವರಿಗೆ ಒಕ್ಕೂಟದಿಂದ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಎನ್ ಮಾಲ್ತೇಶ್ ಅಧ್ಯಕ್ಷತೆ ವಹಿಸಿದ್ದರು. ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸತ್ಯನಾರಾಯಣ್, ಖಜಾಂಚಿ ರೋಹಿತ್, ಪ್ರಮುಖರಾದ ಜಿ ವಿಜಯಕುಮಾರ್, ವಾಟಾಳ್ ಮಂಜುನಾಥ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶ್ರೀಕೃಷ್ಣನು ಸತ್ಯ, ಧರ್ಮ, ಕರ್ತವ್ಯ ಹಾಗೂ ಮಾನವೀಯ ಮೌಲ್ಯಗಳ ಪ್ರತೀಕ ಎಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕಿ ಸ್ನೇಹಕ್ಕ ಹೇಳಿದರು. ಮೈತ್ರಿ ಪ್ರಾಥಮಿಕ ಶಾಲೆ ಮತ್ತು ಕುಮದ್ವತಿ ಪ್ರೌಢಶಾಲೆಯಲ್ಲಿ ಮೈತ್ರಿ ಮಾತೃ ಮಂಡಳಿ ಸಹಕಾರದೊಂದಿಗೆ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಶ್ರೀಕೃಷ್ಣನ ಜೀವನ ಹಾಗೂ ಭಗವದ್ಗೀತೆ ಸಂದೇಶಗಳು ಪ್ರತಿಯೊಬ್ಬರಿಗೂ ದಾರಿದೀಪ. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದು ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದೇ ಶ್ರೀಕೃಷ್ಣನ ಸಂದೇಶ ಎಂದು ತಿಳಿಸಿದರು. ಪ್ರಾಚಾರ್ಯ ಪಿ ವಿಶ್ವನಾಥ್ ಮಾತನಾಡಿ, ಭಗವದ್ಗೀತೆ, ರಾಮಾಯಣ ಮತ್ತು ಮಹಾಭಾರತ ಓದುವುದರಿಂದ ಮೌಲ್ಯಯುತ ಅಂಶವನ್ನು ಕಲಿತುಕೊಳ್ಳಬಹುದು ಎಂದು ತಿಳಿಸಿದರು. ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಮಕ್ಕಳಿಂದ ಕೃಷ್ಣನ ವೇಷಭೂಷಣ, ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮುಂದಿನ ವಿವರ. ಶಿಕಾರಿಪುರ ತಾಲೂಕಿನ ಗಡಿ ಗ್ರಾಮವಾದ ಚಿಕ್ಕಮಾಗಡಿ ತಾಂಡದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೀಗ ಅಭಿವೃದ್ಧಿಯಿಂದಾಗಿ ಗಮನ ಸೆಳೆದಿದೆ. ಶಾಲೆಗೆ ಸಂಬಂಧಿಸಿದ 7 ಗುಂಟೆ ಜಾಗದಲ್ಲಿ ಕಳೆ ಬೆಳೆದು ಅಭಿವೃದ್ಧಿ ಮರೀಚಿಕೆಯಾಗಿತ್ತು. ಆದರೆ ಈಗ ಈ ಶಾಲೆಯ ಅಂದವೇ ಬದಲಾಗಿದೆ. ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಶಾಲೆಯ ಚಿತ್ರಣವನ್ನು ಹೇಗೆ ಬದಲಿಸಬಹುದು ಎಂಬುದಕ್ಕೆ ನಿದರ್ಶನವಾಗಿದೆ. ಶಾಲೆ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಶಿಕ್ಷಕ ಕುಮಾರ್ ನಾಯಕ್ ಅವರು ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 19 ವರ್ಷಗಳ ಹಿಂದೆ ಶಾಲೆಗೆ ವರ್ಗಾವಣೆಯಾಗಿ ಬಂದಾಗ ವಾತಾವರಣ ಶೋಚನೀಯ ಸ್ಥಿತಿಯಲ್ಲಿತ್ತು. ನಂತರ ಶಾಲೆಯಲ್ಲಿ ಬದಲಾವಣೆ ತರಬೇಕು ಎಂದು ಸಂಕಲ್ಪ ಮಾಡಿದರು. ಗ್ರಾಮಸ್ಥರ ಮನವೊಲಿಸಿ ಶಾಲೆಯ ಬಳಿ ಮದುವೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಯುವುದನ್ನು ತಪ್ಪಿಸಿದರು. ನಂತರ ಶಾಲೆ ಎದುರು ಖಾಲಿ ಜಾಗ ಸ್ವಚ್ಛಗೊಳಿಸಿ 150 ಹೆಚ್ಚು ಅಡಿಕೆ ಗಿಡಗಳನ್ನು ನೆಟ್ಟರು. ಅವುಗಳು ಈಗ ಫಲ ನೀಡಲು ಆರಂಭಿಸಿವೆ. ಉಳಿದ ಜಾಗದಲ್ಲಿ ಬಿಸಿಯೂಟಕ್ಕೆ ಬೇಕಾಗುವ ತರಕಾರಿ ಬೆಳೆಸಲು ಪ್ರಾರಂಭಿಸಿದರು. ಸಹ ಶಿಕ್ಷಕಿ ಕೆಜಿ ಸರಿತಾ ಸಹ ಇವರ ಕಾರ್ಯಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಶಾಲೆಗೆ ಸುತ್ತ ತಡೆಗೋಡೆ ಹಾಕಿಸಿ ಗ್ರಾಮದ ಜನರ ಮನಸೆಳೆದರು. ತಡೆಗೋಡೆ ಮೇಲೆ ಗ್ರಾಮೀಣ ಸೊಗಡಿನ ಚಿತ್ರಗಳನ್ನು ಬರೆಸಿ ಶಾಲೆಯ ಅಂದ ಹೆಚ್ಚಿಸಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ನೀಡಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ, 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಇವತ್ತು September 5 ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕಿನಲ್ಲೂ ಕೂಡ ಒಂದು ವಿಶೇಷವಾದಂತಹ ಸ್ಥಾನವನ್ನ ಹೊಂದಿರುವಂತಹ ದಿನ ಅಂತಾನೆ ಹೇಳ್ಬೋದು ಇದನ್ನ. ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಕರ ದಿನಾಚರಣೆ. ನಮ್ಮ ಜೀವನದಲ್ಲಿ ಅಪ್ಪ ಅಮ್ಮ ನಮಗೆ ಬದುಕನ್ನ ಕಟ್ಕೊಟ್ರೆ ಆ ಬದುಕನ್ನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದನ್ನ ಕಲಿಸೋರು ಶಿಕ್ಷಕರು. ಅಂಡ್ ನಾವಿವತ್ತು ಯಾವ ಕ್ಷೇತ್ರದಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ನಮ್ಮನ್ನ ಆ ಕ್ಷೇತ್ರದವರೆಗೂ ಕೂಡ ಕರ್ಕೊಂಡು ಬಂದವರು ಯಾರು ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ. ಅದಕ್ಕೆ ಅಲ್ವಾ ಹೇಳೋದು, ಗುರು ಶಿಷ್ಯಸ್ಯ ನೇತ್ರಂ ಹಿ ಜ್ಞಾನ ಮಾರ್ಗ ಪ್ರದರ್ಶಕಂ ಅಂಥೇಳಿ. ಅಂದರೆ ಗುರುವು ಶಿಷ್ಯನಿಗೆ ಕಣ್ಣುಗಳಿದ್ದ ಹಾಗೆ ಅವರು ಜ್ಞಾನದ ಮಾರ್ಗವನ್ನ ತೋರಿಸ್ತಾರೆ ಅಂಥೇಳಿ. ಇದು ಎಲ್ಲಾ ಶಿಕ್ಷಕರಿಗೂ ಕೂಡ ಅನ್ವಯಿಸುವಂತಹ ಮಾತು ಅಂತಾನೆ ಹೇಳ್ಬೋದು. ಹಾಗೇನೆ ನಿಮ್ಮ ಜೀವನದಲ್ಲಿ ಮರೆಯಲಾಗದೇ ಇರುವಂತಹ ಶಿಕ್ಷಕರು ಯಾರ್ಯಾರು ಇದ್ದಾರೆ ಅಂತಂದ್ರೆ ಅವರು ಯಾರು ಅನ್ನೋದನ್ನ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಅಂಡ್ ಹಾಗೆ ನಮಗೆಲ್ಲರಿಗೂ ಕೂಡ ದಿನದಲ್ಲಿ ಒಂದ್ಸಾರಿ ಎಲ್ಲರೂ ಹೊರಗಡೆ ಹೋಗಿ ಬರಬೇಕು ಅನ್ನುವಂತಹ ಅನಿವಾರ್ಯತೆ ಬಂದರೂ ಬರಬಹುದು. ಹಾಗೆ ನಮ್ಮ ನಮ್ಮ ನಗರದ ಏರಿಯಾಗಳಲ್ಲಿ ಅಥವಾ ನಮ್ಮ ನಗರದಲ್ಲಿ ಪ್ರತಿದಿನ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಓಡಾಡ್ತಾ ಇರ್ತಾರೆ. ಮತ್ತೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಸಾರಿಗೆ ವ್ಯವಸ್ಥೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂತಹದ್ರಲ್ಲಿ ನಮಗೆಲ್ಲ ಹತ್ತಿರವಾಗಿರುವಂತವರು ಆಟೋ ಡ್ರೈವರ್ಸ್ಗಳು. ಹಾಗೆ ಆಟೋ ಡ್ರೈವರ್ಸ್ಗೂ ಕೂಡ ನಾನೊಂದು ಪ್ರಶ್ನೆನ ಕೇಳಿದ್ದೆ. ನಿಮ್ಮ ಜೀವನದಲ್ಲಿ ಮರೆಯಲಾಗದ ಶಿಕ್ಷಕರು ಯಾರು ಅಂತ ಕೇಳಿದಾಗ ಅವರು ಹೇಳಿದಂತಹ ಮಾತನ್ನ ಕೇಳಿ ಆಟೋ ಚಾಲಕರ ಹೃದಯದಲ್ಲೂ ಕೂಡ ಒಬ್ಬೊಬ್ಬ ಗುರುಗಳು ಇದ್ದಾರೆ ಅಂಥೇಳಿ ಅನ್ನಿಸ್ತು. ಅವರು ತಮ್ಮ ಬದುಕನ್ನು ರೂಪಿಸಿದಂತಹ ಶಿಕ್ಷಕರ ಬಗ್ಗೆ ಏನೆಲ್ಲ ಹೇಳಿದ್ದಾರೆ, ಮತ್ತೆ ಅವರ ಮೆಚ್ಚಿನ ಶಿಕ್ಷಕರು ಯಾರು, ಇದೆಲ್ಲದನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳೋಣ. ಶಿಕ್ಷಕ ಅಂತಂದ್ರೆ ಕೇವಲ ಪಾಠ ಹೇಳೋ ವ್ಯಕ್ತಿ ಅಷ್ಟೇ ಅಲ್ಲ, ಶಿಕ್ಷಕರು ನಮಗೆ ಅಕ್ಷರವನ್ನು ಕಲಿಸ್ತಾರೆ, ಜ್ಞಾನವನ್ನು ಕೊಡ್ತಾರೆ, ತಪ್ಪು ಮಾಡಿದಾಗ ತಿತ್ತಾರೆ, ಮತ್ತೆ ಸೋತಾಗ ಧೈರ್ಯವನ್ನು ಕೂಡ ತುಂಬುತ್ತಾರೆ, ಗೆದ್ದಾಗ ವಿನಯ ಕಲಿಸ್ತಾರೆ, ನಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸ್ತಾರೆ. ಸೊ ಕೆಲವೊಂದ್ಸರಿ ತಂದೆ ತಾಯಿಗೂ ಕೂಡ ಕಾಣದೇ ಇರುವಂತಹ ನಮ್ಮ ಸಾಮರ್ಥ್ಯ ನಮ್ಮ ಶಿಕ್ಷಕರಿಗೆ ಕಂಡಿರುತ್ತೆ ಅಂದ್ರೆ ತಪ್ಪಾಗಲ್ಲ. ಸೊ ವಿದ್ಯಾರ್ಥಿಗಳನ್ನ ಕೇವಲ ನಾನು ಹೇಳಿದ್ದನ್ನ ಕೇಳು ಅಂತ ಹೇಳಲ್ಲ, ಅವರು ನೀನು ನಿಂದೆ ದಾರಿಯನ್ನ ಕಣ್ಕೋ ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕಾಗಿನೇ ನಮ್ಮ ಶಿಕ್ಷಕರು ತುಂಬಾನೇ ಅಚ್ಚುಮೆಚ್ಚಾಗಿರ್ತಾರೆ. ಬಹಳಷ್ಟು ಜನಕ್ಕೆ ಶಿಕ್ಷಕರನ್ನ ನೆನ್ಪು ಮಾಡಿಕೊಂಡು ಅವ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಸೊ ನೀವು ಕೂಡ ಆ ರೀತಿ ಅನ್ಕೊಳ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಸಂಜೆ 4 ಗಂಟೆಗೂ ಕೂಡ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ. ನಮ್ಮ ಸಂಖ್ಯೆಗೆ 9686609629 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. ಹಾಗೆ ಹೇಳಿ, ನಿಮ್ಮಲ್ಲಿ ಎಷ್ಟು ಜನರಿಗೆ ಇವತ್ತಿಗೂ ಒಬ್ಬ ಶಿಕ್ಷಕರ ಮಾತು ನೆನಪಿದೆ ಅಂತ ಹೇಳಿ. ಸೊ ಅವ್ರು ಹೇಳಿರುವಂತಹ ಮಾತುಗಳಲ್ಲಿ ಚೆನ್ನಾಗಿ ಓದು, ನೀನ್ ಖಂಡಿತ ಸಾಧಿಸ್ತೀಯಾ, ತಪ್ಪು ಮಾಡಿದೀಯಾ ಆದ್ರೆ ಮತ್ತೆ ಪ್ರಯತ್ನ ಮಾಡು, ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ, ಈ ತರದ ಏನು ಪಾಸಿಟಿವ್ ಮಾತುಗಳಿದೆ ನಮ್ಮನ್ನ ಇನ್ನೂ ಕೂಡ ಇನ್ಸ್ಪೈರ್ ಮಾಡುತ್ತೆ, ಹಾಗೆ ಎನ್ಕರೇಜ್ ಕೂಡ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದೇ ತರನೇ ನಮ್ಮ ಆಟೋ ಚಾಲಕರು ಕೂಡ ಆಟೋ ಓಡಿಸುವಾಗ ದಿನವಿಡೀ 100 ಜನರನ್ನ ಭೇಟಿ ಆಗ್ತಾರೆ. ಹಾಗೆ ನಮ್ಮ ಆಟೋ ಚಾಲಕರಿಗೂ ಕೂಡ ತಮ್ಮದೇ ಆದಂತಹ ಒಂದು ವಿದ್ಯಾರ್ಥಿ ಜೀವನ ಕೂಡ ಇರುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಜೀವನದಲ್ಲಿ ತುಂಬಾನೇ ಇಷ್ಟವಾದಂತಹ ಶಿಕ್ಷಕರು ಯಾರು, ಅವರ ಶಾಲೆಯ ದಿನಗಳು ಹೇಗಿತ್ತು, ಮತ್ತೆ ಅವರ ನೆನಪಿನಲ್ಲಿ ಮಾತ್ರ ಕೆಲವು ಶಿಕ್ಷಕರು ಇನ್ನು ಹಾಗೇನೆ ಉಳ್ಕೊಂಡಿರ್ತಾರೆ, ಆ ಶಿಕ್ಷಕರಿಂದ ಏನೆಲ್ಲ ಕಲ್ತಿದ್ದಾರೆ, ಮತ್ತೆ ಯಾಕೆ ಅವರಿಗೆ ಅಷ್ಟು ಮೆಚ್ಚಿನ ಶಿಕ್ಷಕರಾಗಿದ್ದಾರೆ, ಇದೆಲ್ಲದನ್ನ ಅವರ ಜೊತೆನಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಬನ್ನಿ, ಹಾಗೆ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪೌನಡ್ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಆಟೋ ಚಾಲಕರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ ಅಂತ ಆಗಲೇ ಹೇಳಿದೆ. ಸೊ ಇವತ್ತು ಶಿಕ್ಷಕರ ದಿನಾಚರಣೆ ಆಗಿರೋದ್ರಿಂದ ಗುರು ಶಿಷ್ಯರ ಪ್ರಯಾಣ ಹೇಗಿತ್ತು, ಸೊ ಅವರಿಗೆ ಇಷ್ಟವಾದಂತಹ ಶಿಕ್ಷಕರು ಯಾರು, ಅಂಡ್ ಅವರಿಂದ ನಮ್ಮ ಆಟೋ ಚಾಲಕರು ಏನೆಲ್ಲ ವಿಚಾರಗಳನ್ನ ಕಲ್ತಿದ್ದಾರೆ, ಮತ್ತೆ ಅವರ ಶಿಕ್ಷಕರನ್ನ ನೆನಪು ಮಾಡಿಕೊಂಡು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಕೇಳೋಣ. ಹಾಗಿದ್ರೆ ಬನ್ನಿ ನಮ್ಮ ಆಟೋ ಚಾಲಕರನ್ನ ಮಾತಾಡ್ಸೋಣ, ಅವರು ಅವರ ಶಿಕ್ಷಕರ ಬಗ್ಗೆ ಏನೆಲ್ಲ ಹೇಳಿದಾರೆ ಅನ್ನೋದನ್ನ ಅವ್ರ ಹತ್ರ ಕೇಳೋಣ. ಸರ್ ನಮಸ್ತೆ.
1: ನಮಸ್ತೆ, ಹೇಳಿ.
0: ತಮ್ಮ ಹೆಸರು?
1: ರಾಮಚಂದ್ರ.
0: ಸರ್, ನೀವೀಗ ಶಿಕ್ಷಣ ಮುಂದುವರಿಸಿ ಜೊತೆಗೆ ಆಟೋ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಶಿಕ್ಷಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹೇಳ್ಬೋದಾ?
1: ಶಿಕ್ಷಣ ಈಗಿನ ಮಟ್ಟಕ್ಕೆ ಬೇಕೇ ಬೇಕು. ಹೆಂಗೆ ಆದ್ರೂ ಓದಿಲ್ಲ ಅಂದ್ರೆ ಏನು ಸಾಧಕ ಮಾಡೋಕ್ಕಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಓದಿರೋದು 5ನೇ ಕ್ಲಾಸು. ಅವಾಗ ನನಗೆ ಟೀಚರ್ ಅಂದರು, ಎಷ್ಟು ಬೇಡ್ಕಂದ್ರು, ಓದೋ ಚೆನ್ನಾಗಿ ಓದಿದೆ ಮಾಡ್ಕೊಳ್ಳೋ ಅಂತೇಳಿ. ನಾನು ಮಿಸ್ಸು ನಾನು ಕೈ ಬಿಟ್ಟಿದ್ದೆ ತುಂಬ ತಪ್ಪು ಟೀಚರಿಗೆ ಅವರಿಗೆಲ್ಲ. ಈಗಲೂ ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಾನು. ಯಾಕಂದರೆ ಈಗ ನಾನು 5ನೇ ಕ್ಲಾಸ್ ಇದ್ದವನು ಆಟದ ಡಿಎಲ್ ಮರ್ಸೋಕ್ಕೆ ಒಂದು ಒದ್ದಾಟ ಆಡಿದ್ದೀನಿ ಅಂದರೆ ಎಷ್ಟಂದರೆ ಲಾಸ್ಟಿಗೆ ಒಂದು ಎಕ್ಸಾಮ್ ಇಟ್ಟರು ಇಲ್ಲೇ ಗೌರ್ಮೆಂಟ್ ಸರ್ಕಾರದಿಂದ, SSLC ಓದಿ ಪಾಸ್ ಮಾಡ್ಕೊಳ್ರಿ ಅಂತೇಳಿ. ಅದನ್ನು ಹೋಗಿ ಮಾಡಿ ಅದರಲ್ಲಿ ಏನು ಗೊತ್ತಿಲ್ಲ, ನನಗೆ ಬರೆಯೋಕ್ಕೆ ಬಂದಿಲ್ಲ ಅಂತಲ್ಲಿ ಗುರುಗಳು ನಮಗೆ ಸ್ವಲ್ಪ ಪಾಠ ಎಲ್ಲ ಕಲಿಸ್ಕೊಟ್ಟು ಇದು ಮಾಡಿ 35% ಮಾರ್ಕ್ಸ್ ತಗೊಂಡೆ. ತುಂಬ ನನಗೆ ಈಗ ಅದ್ರ ಬಗ್ಗೆ ಏನೇನು ನರ್ವ್ ಸಿಗ್ತಾ ಇದೆ. ಈಗ ನನ್ನ ಮೊಬೈಲ್ ಓದ್ಬೇಕಂದ್ರೆ ಯಾರು ಕೇಳಬೇಕಾಗಿಲ್ಲ, ನಾನು ನೋಡ್ಕೊಂತೀನಿ, ನಾನು ಮಾಡ್ತೀನಿ. ನನಗೆ ಬರೀ ಮೊಬೈಲ್ ನಂಬರ್ ಇದ್ರೆ ಸಾಕು, ಆ ನಂಬರ್ ಯಾರ್ದು ಇಂಥ ಹೆಸರನ್ನ ಹೇಳ್ತೀನಿ. ಅದು ನಾನು ಓದಿರೋ ಇದಕ್ಕಿಂತ ಚೂರು ಆ ತಲೆ ಇರೋದಕ್ಕೆ ನನಗೆ ತುಂಬ ಅನುಕೂಲ ಆಗಿದೆ. ಅದರಿಂದ ನಾನು ಈಗಲೇ ಹೇಳ್ತೀನಲ್ಲ, ನಮಗೆ ಗುರು ತಂದೆ ತಾಯಿಗಿಂತ ಗೌರವ ಮುಖ್ಯ ನಮಗೆ. ಯಾಕಂದರೆ ಅವ್ರು ನಮ್ಗೆ ಎಷ್ಟು ನಾವು ಇದು ಮಾಡ್ಕೊತೀವೋ ಅವ್ರು ನಮಗೆ ಅಷ್ಟು ಸಹಕರಿಸ್ತಾರೆ. ನಾವು ಚೂರು ತಾರಿ ತಪ್ಪದು ಅಂದರೆ ಅವರು ಪಾಪ ಏನು ಮಾಡ್ಕೊ, ಅವ್ರು ಹೇಳ್ತಾರೆ, ಎಷ್ಟು ಹೇಳ್ತಾರೆ ಅವರು, ಮಕ್ಳಿಗಿಂತ ಹೆಚ್ಚಾಗಿ ಹೇಳ್ತಾರೆ. ಆದರೂ ನಾವು ಮಾಡಬೇಕು. ಈಗ ನಮ್ಮ ಮಕ್ಕಳಿಗೆ ನಾವು ಫ್ಯೂಚರ್ ಕೊಡ್ತಾ ಇದ್ದೀವಿ. ಸೆಕೆಂಡ್ ಪಿ ಯು ಸಿ ನನ್ನ ಮಗಳು, ನನ್ನ ಮಗ ಓದಲ್ಲ ಅವನಿಗೆ ಬೈದು ಅವನಿಗೆ ಓದಿಸಿ, ಅವನಿಗೀಗ ಅವನು ಆಟೋ ಓಡಿಸ್ತಾನೆ, ಕಾರ್ ಓಡಿಸ್ತಾನೆ, ಅಲ್ಲಿ ಕೆಲಸಗಳು ಮೊಬೈಲ್ ಅದ್ದು ಮಾಡ್ತಾ ಇರ್ತಾನೆ. ಏನೋ ಒಂದು ಓದಿರೋದಕ್ಕೆ ಅವ್ನಿಗೆ ಅನುಕೂಲ ಆಯಿತು. ಈಗ ದುಡಿಮೆ ಮಾಡಿ ನನ್ನ ತಂದಾಕ್ತಾರಾ? ಇಲ್ಲಲ್ಲ, ನನ್ನ ದುಡಿಮೆ ನಾನು ಇದ್ದೀನಿ. ಅದರಿಂದ ಇದು ಟೀಚರು ಮಾಸ್ಟರ್ಗಳು ಅನ್ನೋದನ್ನ ದೇವ್ರ ಸಮಾನ. ಅವ್ರಿಗೆ ಆ ಕಾರಣಕ್ಕೂ ನಾನು ಹೇಳೋದು ಒಂದೇ, ನೀವು ಏನೇನು ತಿಳ್ಕೊಳ್ರಿ, ಯಾರೇ ತಿಳ್ಕೊಳ್ರಿ, ಬಡವರಾಗಲಿ ಸೌಕರ್ಯಾಗಲಿ ಎಂಥವ್ರಲ್ಲಿ ಎಲ್ಲ ಚೆನ್ನಾಗಿ ಓದ್ರಿ, ಚೆನ್ನಾಗಿರ್ರಿ, ಗುರುಗಳು ಚೆನ್ನಾಗಿ ನೋಡ್ಕೊಳ್ರಿ. ನೀ ಎಷ್ಟು ಸಹಕರಿಸ್ತೀರೋ ಅವ್ರು ನಿಮ್ಗೆ ಸಹಕರಿಸ್ತಾರೆ. ನಿಮ್ಮಿಂದ ಅವ್ರ ಜೀವನ ಆಗಲ್ಲ, ಅವ್ರದ್ದು ನಿಮ್ಮ ಜೀವನ ಆಗತ್ತೆ. ಯಾಕಂದರೆ ಮುಂದಿಗೆ ಓದಿ ಫಾರಿನೋ ಅಮೇರಿಕನೋ ಎಲ್ಲೋ ಒಂದು ಸೆಟ್ಲ್ ಆಗ್ತೀರ, ಹೌದಾ? ಅದರಿಂದ ನೀವು ಚೆನ್ನಾಗಿರ್ರಿ ಅಷ್ಟೇ, ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿರ್ರಿ ಅಷ್ಟೇ.
0: ಖಂಡಿತ, ನೀವು ಹೇಳೋ ಮಾತು ನಿಜ. ಯಾಕಂದ್ರೆ ನೀವು 5ನೇ ಕ್ಲಾಸ್ ತನಕ ಓದಿ ಆಮೇಲೆ ಒಂದು DL ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಯ್ತು ಅಂತ ಹೇಳಿ ಹೇಳಿದ್ರಿ. ಸೊ ನಿಜವಾಗ್ಲೂ ಇದು ತುಂಬಾನೇ ಖುಷಿ ಆಗುವಂತಹ ವಿಚಾರ. ಮತ್ತೆ ನೀವು ಅದನ್ನ ಕಲ್ತ್ರಿ, ಆಮೇಲೆ ಕಲ್ತ ನಂತರದಲ್ಲಿ ನೀವೀಗ ಸ್ವತಃ ನೀವು ಮೊಬೈಲ್ನ ಯೂಸ್ ಮಾಡುವಂಥದ್ದು, ಏನೇ ಓದುವಂಥದ್ದು ಇದೆಲ್ಲದೂ ಕೂಡ ಸಾಧ್ಯ. ಸೊ ಹಾಗೆ ನೀವು ಓದಿರೋ ತನಕ, ಏನು 5ನೇ ಕ್ಲಾಸ್ ತನಕ ಓದಿವಿ ಅಂತ ಹೇಳಿದ್ರಲ್ಲ, ಸೊ ಆ ಸಮಯದಲ್ಲಿ ನಿಮಗೆ ಇಷ್ಟವಾದಂತಹ ಟೀಚರ್ ಯಾರು?
1: ಅವಾಗ ನಮಗೆ ಟೀಚರ್ ರತ್ನಮ್ಮ ಟೀಚರು, ಆಮೇಲೆ ಮಾಸ್ಟರ್ ಹೆಡ್ ಮಾಸ್ಟ್ರು ಅವ್ರ ಹೆಸರು ಏನಿದೆ ಗುಂಡಪ್ಪ ಅಂತ ಹೆಸರು, ಹೆಸರು ಅವರು, ಅವರೇ ಮೈನ್ ನಮಗೆ ರತ್ನಮ್ಮ ಟೀಚರ್ ನಂಗೆ ಮೈನು. ಅವರು ನಮಗೆ ಎಷ್ಟು ನೋಡಿದಾರೆ ಪ್ರೀತಿ. ಅವಾಗಿನ ಕಾಲದಲ್ಲಿ ನಮಗೆ ಅಷ್ಟು ಇದಿಲ್ಲ, ಬರೀ ಸ್ಲೇಟು. ಅವಾಗ ನಮಗೆ ಪಾಸು ಫೇಲ್ ಅನ್ನೋದು ಹಿಂಗೆ ಒಂದು ಪೇಪರ್ ನೋಡಿಬಿಟ್ಟು ರಾಮಚಾರ ಪಾಸು ಅಷ್ಟೇ, ಸರ್ಟಿಫಿಕೇಟ್ ಕೊಡಲ್ಲ ನಮಗೆ ಅವಾಗ. TC ಏನೇ ಇಲ್ಲ ಅವಾಗೆಲ್ಲ, ಎಲ್ಲ ಹಂಗೆ ಬರೆಯೋದು ಸ್ಲೇಟು. ಆ ಸ್ಲೇಟಲ್ಲಿ ಬರೆದು ಇದು ಮಾಡ್ತಿದ್ವಿ ಅಂದರೆ ಅವ್ರಿಗೆ. ಈಗ ನಾನು ಧನ್ಯ ಮಾಡಿದೆ ನಮ್ಮ ರತ್ನಾಟ ಮೇಡಮ್ ಅವರಿಗೆ. ಇದೇ ರವೀಂದ್ರನಗರ ಗೌರ್ಮೆಂಟ್ ಸ್ಕೂಲು ಓದಿದ್ದು ನಾನು. ನಾನು 5ನೇ ಕ್ಲಾಸ್ ನಮ್ಮ ಬಿಟ್ಟಿದ ಕಾರಣ ಏನಿಗೆ ಅಂದರೆ ನಮ್ಮ ತಂದೆ ತಿರ್ಕಂದ್ರು, ಅವಾಗ ಸ್ವಲ್ಪ ಬಡತನ ಇತ್ತು, ಅದರಿಂದ ನಾನು ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟೆ ಅಷ್ಟೇ. ಅದರಿಂದ ನನಗೆ ತುಂಬ ನೋವು. ಈಗಲೇ ಗೌರ್ಮೆಂಟ್ ಸ್ಕೂಲ್ಗೆ ಹೋದ ನನ್ನ ನೆನಪದೇ, ಹಳೆ ನೆನಪು ಬರೋದೇ ಅದೇ ನನಗೆ. ಆ ಮರಕೋತಿ ಆಟ, ಅದ್ರದ್ದು ಫುಡ್ ಊಟ, ಅದೆಲ್ಲ ನನಗೆ ನೆನಪು ವೀಲು ಬರುತ್ತೆ. ಅದಕ್ಕೆ ನೋಡ್ರಿ, ನಮ್ಮ ಶಿವಮೊಗ್ಗ ಬಿಟ್ಟು ನಮ್ಮ ಏರಿಯಾ ಬಿಟ್ಟು ಹೋಗ್ತಾನೆ ಎಲ್ಲೋ.
0: ಸೊ ಹಾಗಾಗಿ ತುಂಬಾನೇ ಖುಷಿಯಿಂದ ಇಲ್ಲಿ ಕೆಲಸ ಮಾಡಿದ್ರೆ. ಜೊತೆಗೆ ಈಗ ರತ್ನಮ್ಮ ಟೀಚರಿಗೋಸ್ಕರ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ರತ್ನಮ್ಮ ಟೀಚರ್ ಅವರೇ, ನಾನು ನಿಮ್ಮ ರಾಮಚಂದ್ರ, ನಿಮ್ಮ ಸ್ಟೂಡೆಂಟು, ಗೌರ್ಮೆಂಟ್ ಸ್ಕೂಲ್ ಓದಿದ್ದು. ನೀವು ಎಲ್ಲೇ ಇದ್ರು ಏನೇ ಇದ್ರು ನನ್ನೊಂದು ನಿಮಗೆ ಇದಿರಲಿ, ನಿಮ್ಮಿಂದ ನಮಗೆ ಒಂದು ಆಶೀರ್ವಾದ ಇರಲಿ. ನೆನಪು ಮಾಡ್ಕೊತ ಇದ್ದೀನಿ ನಿಮಗೆ, ಯಾವಾಗಲೂ ಅಷ್ಟೇ. ನೀವು ಇದ್ದೀರೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾವು ಈಗಲೇ ಇದ್ದುವರೆಗೆ ಆಯಿತು, ನಿಮಗೆ ನೋಡ್ತಾ ಇರ್ತೀನಿ ಆ ಕಡೆ ಎಲ್ಲಿದ್ದೀರಾ, ಯಾವ ಇದ್ರಲ್ಲಿ ಸಿಗ್ತೀರಾ. ಎಲ್ಲಿ ಸಿಗ್ತಾ ಇಲ್ಲ, ಒಬ್ರು ಸಿಕ್ಕಿದ್ರು ಮಾಸ್ಟ್ರು, ಅವರು ಮಾತಾಡ್ತಾರೆ. ಈಗ ಅವರು ಒಂಚೂರು ಅನುಕೂಲಾಗಿದ್ದಾರೆ. ಅವ್ರು ಪಾಪ ಈಗಲೂ ಆರಾಮ್ ಸರ್ ಚೆನ್ನಾಗಿದ್ದಾನ, ಚೆನ್ನಾಗಿ ಹೇಳ್ತಾನ. ಹಾಂ, ಆರಾಮ್ ಸರ್, ಆರಾಮ್ ಸರ್. ಅವ್ರು ಕಾಲಿ ಬಿದ್ದಿದ್ದೀನಿ ನೋಡಿದಾಗಲ್ಲ, ಅವ್ರು ಕಾಲಿ ಬೀಳ್ತೀನಿ. ನಮ್ಮ ರತ್ನ ಮೇಡಮ್ ಅವರಿಗೆ ಹೇಳ್ತಾರೆ ವಿಶೇಷ ಮೇಡಮ್ ನನ್ನಿಂದ ನೀವು ಎಲ್ಲಿಂದ ಇದ್ರೆ ಅಂದರೆ ನಾನು ರಾಮಚಂದ್ರ ಅಂತೇಳಿ ನಿಮ್ಮ ನೆನಪಿರ್ಬೋದು ಯಾಕಂದ್ರೆ ತುಂಬ ನನಗೆ ನೋಡಿದ್ದೀರಾ ಆತ್ಮೀಯ ಇದರಿಂದ ಮಕ್ಕಳಿಂದ ಹೆಚ್ಚು ನೋಡಿದ್ರೆ ನನಗೆ ಇದೇ ವಿನಾಯಕನಗರ ಉಷಾನ್ಸ್ ಮತ್ತು ಮನೆ ನೋಡಿ ಎಲ್ಲದಿದೆ ನನಗೆ ಆಶೀರ್ವಾದ ಮಾಡಿ ಅಷ್ಟೇ.
0: ಓಕೆ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಶಿಕ್ಷಕರನ್ನು ನೆನಪು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಇಷ್ಟು ಸಮಯ ಕೊಟ್ಟಿದ್ದೀರಾ, ಧನ್ಯವಾದಗಳು ಸರ್ ನಿಮಗೆ. ಹಾಗೆ ಇನ್ನೊಬ್ರು ಆಟೋ ಚಾಲಕರು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಿದರೆ, ಬನ್ನಿ ಅವರು ಏನೆಲ್ಲ ಮಾತಾಡಿದಾರೆ ಕೇಳೋಣ. ಸರ್ ನಮಸ್ತೆ.
2: ನಮಸ್ತೆ ಸರ್.
0: ತಮ್ಮ ಹೆಸರು?
2: ತ್ಯಾಗರಾಜ್ ಅಂತೇಳಿ.
0: ಶಿಕ್ಷಕರ ದಿನಾಚರಣೆಗೆ ಸೊ ನಾವು ಆ್ಯಕ್ಚುಲಾಗಿ ಆಟೋ ಡ್ರೈವರ್ಸ್ ಜೊತೆಗೂ ಕೂಡ ಮಾತಾಡಬೇಕು ಅಂತ ಅಂದ್ಕೊಂಡ್ವಿ. ಯಾಕೆಂತಂದರೆ ಸ್ಟೂಡೆಂಟ್ ಲೈಫ್ ಮುಗಿದ ನಂತರದಲ್ಲಿ ಸೊ ಒಂದು ಅನಿವಾರ್ಯಕ್ಕಾಗಿರ್ಬೋದು ಅಥವಾ ಉದ್ಯೋಗವನ್ನು ನಾವು ಹೋಗಲೇಬೇಕಾಗತ್ತೆ. ಸೊ ಆ ಉದ್ಯೋಗದಲ್ಲಿ ನೀವು ಆಟೋವನ್ನು ಆರಿಸ್ಕೊಂಡಿದ್ದೀರಾ, ಮತ್ತು ನಿಮ್ಮ ಸ್ಟಡೀಸ್ ಎಲ್ಲಿದ್ದಂಗೆ ಆಯಿತು ಹೇಳ್ಬೋದಾ?
2: ಸರ್ ನಾನು 10th ಓದಿದ್ದೀನಿ. ನನ್ನ ಫೇವ್ರೇಟ್ ಟೀಚರ್ ಅಂತೇಳಿದ್ರೆ ನಾನು ಪ್ರೈಮರಿಲಿದ್ದಾಗ 5th ಕ್ಲಾಸಲ್ಲಿ ಮಾಣಿಕ್ಯ ಮಿಸ್ ಅಂತಿದ್ರು.
0: ಓಕೆ,
2: ಅವ್ರು ಯಾವ ಥರ ಇನ್ಸ್ಪೈರ್ ಆಗ್ತಾರೆ ಅಂತೇಳಿದ್ರೆ ನನಗೆ ಹಿಂದಿ ತುಂಬ ಫೇವ್ರೇಟ್ ಇತ್ತು. ನಮ್ಮ ಮನೆಯಲ್ಲೆಲ್ಲ ಹಿಂದಿ ಲ್ಯಾಂಗ್ವೇಜ್ ಮಾತಾಡೋದ್ರಿಂದ ನಮಗೆ ಹಿಂದಿ ಫೇವ್ರೇಟ್ ಇತ್ತು. ಅವರಿಂದ ತುಂಬ ಚೆನ್ನಾಗಿ ಕಲಿತೆ ನಾನು. ಅವರಿಗೂ ಕೂಡ ನಾನು ಫೇವ್ರೇಟ್ ಸ್ಟೂಡೆಂಟೇ. ಅವ್ರು ನನಗೊಂಥರ ಹಿಂದಿ ಇಂಗ್ಲೀಷ್ನಲ್ಲಿ ಇನ್ಸ್ಪೈರ್ ಆಗಿದ್ದರು. ಅವರನ್ನು ಪ್ರತಿ ಶಿಕ್ಷಕರ ದಿನಾಚರಣೆ ದಿನ ನಾನು ಅವರನ್ನು ನೆನೆಸ್ಕೊಳ್ತೇನೆ.
0: ಓಕೆ, ನಿಮ್ಮ ಟೀಚರ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು?
2: ನಾನು ಇವಾಗ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಅವ್ರು ನೋಡಿಲ್ಲ, ತುಂಬ ವರ್ಷಗಳಾಯಿತು. ಎಲ್ಲಿರಲಿ ಅವರಿಗೆ ಹೇಗಿರಲಿ ಚೆನ್ನಾಗಿರಲಿ, ನಾನು ಪ್ರತಿ ಶಿಕ್ಷಕರ ದಿನಾಚರಣೆ ದಿನ ಮಾಣಿಕ್ಯ ಮಿಸ್ ಮತ್ತು ನನ್ನ ಹೈಸ್ಕೂಲ್ನಲ್ಲಿ ನಮ್ಮ ಕ್ಲಾಸ್ ಟೀಚರ್ ಅಂತೇಳಿ ಎಲ್ಲರಿಗೂ ಮಿಸ್ ಅಂತಿದ್ರು, ಅವ್ರನ್ನ ನೆನೆಸ್ಕೊಳ್ತೀನಿ. ಇಲ್ಲೇ ದುರ್ಗಿಗುಡಿ ಶಿವಮೊಗ್ಗ ದುರ್ಗಿಗುಡಿ ಸ್ಕೂಲ್ನಲ್ಲಿ ಹೈಸ್ಕೂಲ್ ನಮ್ಮ 9th ಕ್ಲಾಸ್ ಟೀಚರ್ ಆಗಿದ್ರು, ಅವರು ನನಗೆ ತುಂಬ ಇಷ್ಟ.
0: ಸೊ ಹಾಗೆ ಈಗ ಟೀಚರ್ಸ್ ನಮಗೆ ಒಂದು ಟರ್ನಿಂಗ್ ಪಾಯಿಂಟ್ನ ಕೊಡ್ತಾರೆ ಅಂತ ಹೇಳ್ಬೋದಲ್ವಾ, ಸೊ ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಟ್ಟಂತಹ ಒಂದು ಮೂಮೆಂಟ್ ಯಾವುದು, ಸೊ ಅದ್ರ ಬಗ್ಗೆ ಹೇಳ್ಬೋದಾ?
2: ಟರ್ನಿಂಗ್ ಪಾಯಿಂಟ್ ಅಂತ ನನಗೇನು ಗೊತ್ತಿಲ್ಲ, ನಾನು ತುಂಬ ಓದಿಲ್ಲ. ಆದರೆ ಸಾಮಾಜಿಕ ಪ್ರಜ್ಞೆ ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ಮುಖ್ಯ. ಅದನ್ನು ಕಲಿಸೋದ್ರಲ್ಲಿ ಶಿಕ್ಷಕರು ತುಂಬ ಮುಖ್ಯವಾದ ಪಾತ್ರ ವಹಿಸ್ತಾರೆ.
0: ಸೊ ನಿಮ್ಮ ಇನ್ಸ್ಪಿರೇಷನ್ ನಿಮ್ಮ ಟೀಚರ್ ಅಂತ ಹೇಳಿದ್ರಿ, ಸೊ ಅವರಿಗೋಸ್ಕರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
2: ಅವರಿಗೋಸ್ಕರ ಹ್ಯಾಪಿ ಟೀಚರ್ಸ್ ಡೇ ಮೇಡಮ್.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಇನ್ನೊಬ್ಬರು ಆಟೋ ಚಾಲಕರು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಿದರೆ, ಬನ್ನಿ ಅವರು ಏನೆಲ್ಲ ಮಾತಾಡಿದ್ದಾರೆ ಕೇಳೋಣ. ಎಸ್, ಇವತ್ತು ಟೀಚರ್ಸ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ಇವತ್ತು ನಾವು ನಂಜಪ್ಪ ಹಾಸ್ಪಿಟಲ್ನಲ್ಲಿರುವಂತಹ ಆಟೋ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಸೊ ನಮ್ಮ ಆಟೋ ಚಾಲಕರ ಜೊತೆಯಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡೆ. ಯಾಕೆಂತಂದರೆ ಎಲ್ಲರ ಲೈಫಲ್ಲೂ ಕೂಡ ಟೀಚಿಂಗ್ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಆದಂತಹ ಗಟ್ಟಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಟೀಚರ್ ಅನ್ನೋರು ಒಂದು ಟರ್ನಿಂಗ್ ಪಾಯಿಂಟನ್ನು ಕೊಟ್ಟಿರ್ತಾರೆ, ಹಾಗೆ ಒಂದು ಏನೋ ಒಂದು ಉತ್ಸಾಹವನ್ನು ಕೊಟ್ಟಿರ್ತಾರೆ ಅವರಿಗೆ. ಸೊ ಹಾಗಾಗಿ ಇವತ್ತು ನಮ್ಮ ಆಟೋ ಚಾಲಕರಿಗೆ ಆ ರೀತಿಯ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಕೊಟ್ಟಂತಹ ಒಬ್ಬ ಟೀಚರ್ ಯಾರು, ಸೊ ಅವ್ರ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ತಮ್ಮ ಹೆಸರು ಸರ್?
3: ನಮ್ಮ ಹೆಸರು ಮಂಜುನಾಥ್ ಅಂತ.
0: ಮಂಜುನಾಥ್ ಅವರು? ಓಕೆ.
3: ನಾನು ಎಸ್ ಎಲ್ ಸಿ ತನಕ ಓದ್ದೆ, ಇಂಗ್ಲೀಷ್ ಹೋಗ್ಬಿಡ್ತು ಒಂದು, ಅವಾಗ ಬಿಟ್ಟು ಅವಾಗ ಆಟಕ್ಕೆ ಬಂದವನು, ಮತ್ತೆ ತಿರುಗಿ ನೋಡೇ ಇಲ್ಲ.
0: ಸೊ ಎಲ್ಲಿ ಓದಿದ್ದು ನೀವು?
3: ನಾವು ಇಲ್ಲೇ ಹೊಸ್ಮನೆ ಸ್ಕೂಲು, ಹೊಸ್ಮನೆ ಸರ್ಕಾರಿ ಪ್ರೌಢಶಾಲೆ, ಅಲ್ಲಿ ಓದಿದ್ದು.
0: ಓಕೆ. ಸೊ 1-10 ವರೆಗೆ ಓದಿದ್ರಾ? ಅದರಲ್ಲಿ ನಿಮಗೆ ತುಂಬಾ
3: 6th ಅಲ್ಲಿ 5th ತನಕ ಇಲ್ಲಿತ್ತು, ಆಮೇಲೆ ಮೀನಾಕ್ಷಿ ಭವನ್ ಎದುರುಗಡೆ ಗೌರ್ಮೆಂಟ್ ಸ್ಕೂಲ್ ಐತಲ್ಲ, ಅಲ್ಲಿ ಎಸ್ ಎಲ್ ಸಿ ತನಕ ಓದಿದ್ದು, ಆಮೇಲೆ ಫೇಲ್ ಆಯಿತು, ಬಿಟ್ವಿ, ಆಮೇಲೆ ಆಟಕ್ಕೆ ಬಂದ್ವಿ.
0: ಓಕೆ. ಸೊ ಅಷ್ಟು ನೀವೇನು 1-10 ವರೆಗೆ ಸ್ಟಡಿ ಮಾಡಿದ್ರಿ, ಸೊ ಅಷ್ಟರಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಟೀಚರ್ ಯಾರು?
3: ನಮಗೆ ಇಷ್ಟವಾದರು ಅಂದರೆ ಲೋಕಮ್ಮ ಟೀಚರ್ ಅಂತ ಇದ್ದರು, ಚೈತನ್ಯ ಮಾಸ್ಟರ್ ಅಂತ ಇದ್ದರು, ಆಮೇಲೆ ಇನ್ನೂ ಕೆಲವರೆಲ್ಲ ಇದ್ದರು, ಸುಮಾರು ಜನ ಇದ್ರು, ಬಸವರಾಜಪ್ಪ ಮೇಸ್ಟ್ರ್ ಇದ್ದರು, ಅವರೆಲ್ಲ ಇದ್ದರು. ಭಾರಿ ಸ್ಟ್ರಿಕ್ಟು, ಭಾರಿ ಬಿಗಿ ಇತ್ತು, ಭಾರಿ ಬಿಗಿ, ಭಾರಿ ಎಜುಕೇಷನ್ ಚೆನ್ನಾಗಿತ್ತು, ಆದರೆ ನಮಗೆ ತಲೆ ವಿದ್ಯೆ ಹತ್ತಲಿಲ್ಲ ಅಷ್ಟು.
0: ಹಾಗೆ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ನ ಕೊಟ್ಟಂತಹ ಟೀಚರ್ ಅಂದರೆ ನಿಮಗೇನೋ ಒಂದು ಲೈಫಲ್ಲಿ ಒಂದು ಇದನ್ನು ತಿಳ್ಕೊಂಡ್ರೆ ನೀವು ಲೈಫಲ್ಲಿ ಸಕ್ಸಸ್ ಆಗ್ತೀರ ಅಂತ ಹೇಳಿದಂಥ ಟೀಚರ್ ಯಾರು?
3: ನಮಗೆ ಹೈಸ್ಕೂಲಿಗೆ ಹೋದ್ಮೇಲೆ ಈ ಬೊಂಬೆಗುಡ್ಡ ಅಂತ ಒಬ್ಬರು PT ಮಾಸ್ಟರ್ ಇದ್ದರು, ಆಮೇಲೆ ಚಂದ್ರಶೇಖರ್ ಅಂತ ಒಬ್ಬರು PT ಮಾಸ್ಟರ್ ಇದ್ದರು, ಆಮೇಲೆ ಇನ್ನೊಬ್ಬರು ಇದ್ದರು. ಅವರು ನಮಗೆ ಪ್ರತಿಯೊಂದು ಎಲ್ಲ ಹೇಳೋರು, ಬೇಡ ಹಿಂಗೆಲ್ಲ ಮಾಡಬೇಡ್ರಿ, ನೋಡಿ ಮುಂದಕ್ಕೆ ಭಾರಿ ಕಷ್ಟ ಆಗುತ್ತೆ. ಅವರೆಲ್ಲ ನಮಗೆ ಜೀವನದೆಲ್ಲ ಭಾರಿ ಹೇಳೋರು, ಅವ್ರು ಮಾತ್ರ ಅವರೆಲ್ಲ ಹೇಳೋರು, ತುಂಬ ಭಾರಿ ಹೇಳೋರು ಅವರೆಲ್ಲ. ಅದೆಲ್ಲ ಜ್ಞಾಪನಕ್ಕೆ ಬರುತ್ತೆ ಈಗ ಅವರು ಹೇಳಿದ್ದು. ಅಂದರೆ ನಮ್ಮ ಬದುಕೋದನ್ನು ಹೆಂಗೆ, ಮುಂದೆ ಓದಿದ್ರೆ ಹೆಂಗೆ, ಓದಿಲ್ದ್ರೆ ಹೆಂಗಿರುತ್ತೆ, ಎಲ್ಲ ಅದ್ರ ಬಗ್ಗೆ ಹೇಳೋರು ಮಾತ್ರ. ಆ ಥರ ಮೇಷ್ಟ್ರು ಚೆನ್ನಾಗಿ ಭಾರಿ ಇದು ಮಾಡೋರು, ಗೈಡೆನ್ಸ್ ಕೊಡೋರು, ಒಂದೊಂದು ಫೀಲ್ಡನ್ನು ಅದಕ್ಕೆ ತೊಗೊಂಡ್ಬಿಡೋರು, ಫೀಲ್ಡ್ಗೆ ಅದಕ್ಕೆ ತೊಗೊಂಡು ನಮಗೆ ಇದು ಬರೋ ಆ ಥರ ಇದು ಮಾಡೋರು,
0: ಎನ್ಕರೇಜ್
3: ಆ ಥರ ಮಾಡೋರು. ಹಿಂಗೆ ಮಾಡಬೇಕು, ಹಿಂಗಿರಬೇಕು, ಇಷ್ಟು ಗಂಟೆಗೆ ಎದ್ದೇಳಬೇಕು, ಇಷ್ಟು ಗಂಟೆಗೆ ಓದ್ಕೋಬೇಕು, ಇದು ಪ್ರತಿಯೊಂದು ಅವರು ಒಂಥರ ಗೈಡೆನ್ಸ್ ಕೊಡೋರು ಚೆನ್ನಾಗಿ, ಅವರೆಲ್ಲ ಭಾರಿ ಇದು ಮಾಡೋರು.
0: ಸೊ ಹಾಗೆ ನಿಮಗೆ ತುಂಬಾ ಇಷ್ಟವಾದ ಟೀಚರ್ ಯಾರು, ಮತ್ತು ಯಾಕೆ ಅಷ್ಟು ಇಷ್ಟ ಆಗ್ತಾರೆ ನಿಮಗೆ ಆ ಟೀಚರ್ ಬಗ್ಗೆ ಹೇಳ್ಬೋದಾ?
3: ಅವರು ಅಂದರೆ ನಮಗೆ ಲೋಕಮ್ಮ ಟೀಚರ್ ಅಂತ ಇದ್ದರು, ಆಮೇಲೆ ಅವರು ಒಬ್ಬರು ಅವ್ರಿಗಿಂತ ಮೇಲೆ ಒಬ್ಬರು ಹೆಡ್ ಇದ್ದರು, ಹೆಸರು ಮರ್ತೋಗ್ಬಿಟ್ಟಿದ್ದೆ. ಅವರೆಲ್ಲ ಏನಂದರೆ ಪಾಪ ಅವ್ರು ಇದಕ್ಕೋಸ್ಕರ ಅವ್ರು ಮಾಡ್ತಿರಲಿಲ್ಲ, ನಮ್ಮ ಇದಕ್ಕೋಸ್ಕರನೇ ಅವರು, ನಮ್ಮ ಒಳ್ಳೇದಾಗಲಿ ಅನ್ನೋ ಒಂದು ಇದಕ್ಕೇ ಅವರು ಇದು ಮಾಡ್ತಾ ಇದ್ರು ಯಾವಾಗ್ಲೂ ಪಾಪ.
4: ಅದಕ್ಕೋಸ್ಕರ ಅವ್ರನ್ನ ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ?
3: ಇಲ್ಲ ಅಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಅಪ್ಪ ಅಮ್ಮನ ಕರ್ಸೋ ತನಕ ಬಿಡ್ತಿರ್ಲಿಲ್ಲ. ಅಪ್ಪ ಅಮ್ಮನ ಕರೆಸಿ ಅವ್ರನ್ನ ಜೊತೆ ಕೂರಿಸ್ಕೊಂಡು ಅವ್ರ ಮುಂದೆಲ್ಲ ಎಲ್ಲ ಹೇಳೋರು, ಭಾರಿ ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಮಾಡೋರು. ಒಂದ್ ದಿವಸ ರಜಾ ಮಾಡಿದ್ರು ಭಾರಿ ಕಷ್ಟ ಆಯ್ತು, ಮನೆಯಿಂದ ಇದು ಬರ್ಸ್ಕೊಂಡು ಹೋಗ್ಬೇಕಾಯ್ತು, ಆ ತರ ಇತ್ತು. ಭಾರಿ ಇದು ಮಾಡೋರು, ಹೆಚ್ಚು ಕಮ್ಮಿ ಆದ್ರೆ ಹುಡುಗರನ್ನ ಮನೆ ತಕ ಕಳಿಸ್ಬಿಡೋರು, ಕರ್ಕೊಂಬರಕ್ಕೆ ಯಾಕೆ ಬಂದಿಲ್ಲ ಏನು ಅಂತ
4: ಕೇಳ್ಕೊಂಬರ. ಹಾಗೆ ಈಗಿನ ಟೈಮಲ್ಲಿ ಟೀಚಿಂಗ್ ಅನ್ನೋದು ಅಥವಾ ಏನು ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್ ನಿಮಗೆ ಅನ್ಸೋ ಹಾಗೆ?
3: ಬೇಕು ಸರ್, ಎಜುಕೇಶನ್ ಇಲ್ಲಾಂದ್ರೆ ಭಾರಿ ಕಷ್ಟ. ಎಜುಕೇಶನ್ ಬೇಕೇ ಬೇಕು. ಎಜುಕೇಶನ್ ಇಲ್ಲಾಂದ್ರೆ ಇವತ್ತು ಈಗ ನೋಡ್ರಿ, ನಮಗೆ ಎಜುಕೇಶನ್ ಇಲ್ಲದಕ್ಕೆ ಕೆಲವರು ಹೊರಗಡೆ ರಾಜ್ಯದಿಂದೆಲ್ಲ ಬರ್ತಾರೆ, ಅವ್ರ ಹತ್ರ ಮಾತಾಡೋಕ್ಕೂ ಆಗಲ್ಲ, ಅವರು ಕೆಲವೊಂದು ಭಾಷೆ ಮಾತಾಡ್ತಾರೆ ಇಂಗ್ಲೀಷು, ಅದು ಮಾತಾಡಕ್ಕೆ ಬರಲ್ಲ, ಹಂಗಾಗುತ್ತೆ. ಎಜುಕೇಶನ್ ಬೇಕು, ಎಜುಕೇಶನ್ ಇಲ್ಲಾಂದ್ರೆ ಭಾರಿ ಕಷ್ಟ ಆಗುತ್ತೆ.
4: ತುಂಬ ಚೆನ್ನಾಗಿ ಮಾತಾಡಿದ್ರಿ, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು, ಥ್ಯಾಂಕ್ ಯು. ಹಾಗೆ ನಿಮ್ಮ ಟೀಚರ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನಮ್ಮ ವಾಹಿನಿ ಮೂಲಕ?
3: ಅವರು ಎಲ್ಲೇ ಇದ್ರೂ ಚೆನ್ನಾಗಿರಲಿ ಸರ್, ಅವರು ಅಂತಾರಲ್ಲ ನಿಜವಲ್ಲ, ನಮಗೆ ಅಂಥವ್ರು ಬೇಕು. ಈಗಿನ ಇದು ಪೀಳಿಗೆಗಾದರೂ ಅಂಥ ಟೀಚರ್ಸು ಅಂಥ ಮಾಸ್ಟರ್ಗಳು ಬೇಕು, ಅವರಿಗೆ ಒಳ್ಳೇದಾಗಲಿ ಸರ್.
4: ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಇನ್ನೊಬ್ರು ಆಟೋ ಚಾಲಕರು ಕೂಡ ನಮ್ಮ ಜೊತೆನಲ್ಲಿ ಮಾತಾಡಿದ್ದಾರೆ, ಬನ್ನಿ ಅವರು ಏನೆಲ್ಲ ಮಾತಾಡಿದ್ದಾರೆ ಕೇಳೋಣ. ಸರ್ ನಮಸ್ತೆ, ತಮ್ಮ ಹೆಸರು?
5: ಮಂಜುನಾಥ್ ಸರ್.
4: ಓಕೆ, ಸೊ ಮಂಜುನಾಥ್ ಅವರೇ, ಈ ಸರಿ ನಾವು ಶಿಕ್ಷಕರ ದಿನಾಚರಣೆ ದಿನ ನಾವು ಆಟೋ ಡ್ರೈವರ್ಸ್ ಜೊತೆಗೂ ಕೂಡ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅಂತಂದರೆ, ಸೊ ಶಿಕ್ಷಣ ಎಲ್ಲಿಗೂ ಕೂಡ ಮುಖ್ಯ ಆಗುತ್ತೆ, ಶಿಕ್ಷಣವನ್ನು ಮುಂದುವರಿಸಿ ಕೂಡ ತಮ್ಮ ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ಒಂದು ಉದ್ಯೋಗನ ಆರಿಸ್ಕೊಳ್ತೀವಿ ನಾವು. ಅದೇ ರೀತಿಯಲ್ಲಿ ನೀವು ಆಟೋವನ್ನು ಆರಿಸ್ಕೊಂಡಿದ್ದೀರಾ, ಸೊ ಆಟೋ ಚಾಲಕರಾಗಿದ್ದುಕೊಂಡು ಸೊ ನೀವು ಶಿಕ್ಷಣವನ್ನು ಎಲ್ಲಿ ತನಕ ಮಾಡಿದ್ದೀರಾ ಅದ್ರ ಬಗ್ಗೆ ಹೇಳ್ಬೋದಾ?
5: ಸರ್ ನಾನು 7th ತನಕ ಓದಿದ್ದೆ ಸರ್, ಆಮೇಲೆ ಓದಲಿಕ್ಕೆ ಆಗಿಲ್ಲ, ಆಮೇಲೆ ನಾನು ಆಟೋ ಡಿಪಾರ್ಟ್ಮೆಂಟಿಗೆ ಬಂದುಬಿಟ್ಟೆ ಸರ್.
4: ಓಕೆ, 7th ಓದಿದಿರಲ್ಲ, ಸೊ ಅಲ್ಲಿ ನಿಮಗೆ ತುಂಬ ಇಷ್ಟವಾದಂತಹ ಶಿಕ್ಷಕರು ಅಂತಂದರೆ ಯಾರು?
5: ಹಾಂ, ನನಗೆ ತುಂಬ ಇಷ್ಟವಾದ ಶಿಕ್ಷಕರು ಕರಿಯಪ್ಪ ಮಾಸ್ಟರು, ಆಮೇಲೆ ರೇಣುಕೋ ಟೀಚರ್ ಅಂತ ಸರ್, ಕೋಟೆಯಂಗೂರಲ್ಲಿ ನಾನು ಓದ್ತಾ ಇದ್ದೆ ಸರ್.
4: ಓಕೆ, ಯಾಕೆ ಇಷ್ಟ ಆಗ್ತಾರೆ ಅವ್ರು ನಿಮಗೆ?
5: ಅವ್ರು ತುಂಬ ನಮ್ಮ ತುಂಬ ಕೇರ್ ತೊಗೊಳ್ತಿದ್ರು ಸರ್.
4: ಸರ್ ಓಕೆ, ಸೊ 7th ಓದಿದಿರಲ್ಲ, ಸೊ ಫಸ್ಟಿಂದ 7th ಓದುವಾಗ ಸೊ ನಿಮಗೆ ಬಹಳಷ್ಟು ಜನ ಟೀಚರ್ಸ್ ಬಂದು ಹೋಗಿರ್ತಾರೆ, ಸೊ ಅವರಲ್ಲಿ ಇವರು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾಕೆ ಇಷ್ಟ ಆದರು ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
5: ಪ್ರತಿಯೊಂದಕ್ಕೂ ಪೆನ್ ಇಲ್ಲ ಅಂದರೆ ಪೆನ್ ಕೊಡ್ಸೋರು, ಎಕ್ಸೈಸ್ ಇಲ್ಲ ಅಂದರೆ ಎಕ್ಸೈಸ್ ತಂದು ಕೊಡೋರು, ಹಂಗಾಗಿ ಅವರು ತುಂಬ ಇಷ್ಟ ಆದರು ಸರ್.
4: ಓಕೆ, ಸೊ ಅವರು ಬರೀ ಶಿಕ್ಷಕರಾಗಿ ಇರದೆ ಒಂದು ಮಗುವಿನ ಶಿಕ್ಷಣದ ಬಗ್ಗೆನೂ ಕೂಡ ಅವರು ಯೋಚನೆ ಮಾಡಿದ್ರು ಅಂತ ಹೇಳ್ಬೋದಾಗಾರೆ. ಸೊ ಹಾಗಾದರೆ ನಿಮ್ಮ ಪ್ರೀತಿಯ ಶಿಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
5: ಅವರಿಗೆ ತುಂಬ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀವಿ ಸರ್.
4: ಓಕೆ, ಸೊ ಹಾಗೆ ಈ ಬಾರಿ ಶಿಕ್ಷಕರ ದಿನಾಚರಣೆ ದಿನ, ಸೊ ಎಲ್ಲ ಶಿಕ್ಷಕರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹೇಳ್ಬೋದಾ?
5: ಅವರು ಪ್ರತಿಯೊಂದಕ್ಕೂ ಬರೀ ಹಣ ಅಂತ ಅಲ್ಲ, ಎಲ್ಲ ಮಕ್ಕಳಲ್ಲೂ ಒಂದೇ ಥರ ನೋಡ್ಕೋಬೇಕಂತ ಕೇಳ್ಕೊತೀವಿ ಸರ್.
4: ಓಕೆ, ಥ್ಯಾಂಕ್ ಯು. ಓಕೆ, ಕೇಳಿದ್ರಲ್ಲ ನಮ್ಮ ಆಟೋ ಚಾಲಕರು ಅವರ ಶಿಕ್ಷಕರ ಬಗ್ಗೆ ಏನೆಲ್ಲ ಹೇಳ್ತಾ ಇದ್ರು ಅಂತ ಹೇಳಿ. ಸೊ ಒಬ್ಬ ಶಿಕ್ಷಕ ನಮಗೆ ಎಲ್ಲವನ್ನೂ ಕಲಿಸೋದಿಲ್ಲ, ಆದರೆ ನಾವು ಕಲಿಯುವ ದಾರಿಯನ್ನು ತೋರಿಸ್ತಾರೆ. ಆ ದಾರಿಯಲ್ಲಿ ನಾವು ನಮ್ಮ ಪ್ರಯತ್ನದಿಂದ, ನಮ್ಮ ಸ್ನೇಹಿತರಿಂದ ಮತ್ತು ನಮ್ಮ ಜೀವನದ ಅನುಭವಗಳಿಂದ ಇನ್ನಷ್ಟು ಕಲಿತೀವಿ ಅಂತಲೇ ಹೇಳ್ಬೋದು. ಅದಕ್ಕೆ ನಮ್ಮ ಶಿಕ್ಷಕರು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಅಂತಲೇ ಹೇಳ್ಬೋದು. ಒಂದು ಮಾತೇ ಇದೆ ಅಲ್ವಾ, ಗುರುವಿನ ಗುಲಾಮನಾಗುವ ತನಕ ಸಿಗುವುದಿಲ್ಲ ಮುಕ್ತಿ ಅಂಥೇಳಿ. ಸೊ ಹಾಗೆ ನಾವು ಗುರುವಿಗೆ ಗೌರವವನ್ನು ಕೊಡೋದ್ರ ಜೊತೆಯಲ್ಲಿ ಗುರು ಹೇಳಿದಂತಹ ಮಾತುಗಳನ್ನು ತಿಳ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ, ಮತ್ತು ನಮ್ಮ ಲೈಫಲ್ಲಿ ಕೂಡ ಅಳವಡಿಸ್ಕೊಂಡಾಗ ನಾವು ಒಂದು ಒಳ್ಳೆಯ ಸ್ಥಾನದಲ್ಲಿ ಇರ್ತೀವಿ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಆಟೋ ಚಾಲಕರು ಕೂಡ ಹೇಳ್ತಿದ್ದಾಗೆ ಅವರ ಶಿಕ್ಷಕರನ್ನು ನೆನಪು ಮಾಡಿಕೊಂಡು ಅವರ ಶಿಕ್ಷಣ ಹೇಗಿತ್ತು, ಮತ್ತು ಅವರಿಗೆ ಶಿಕ್ಷಕರಾಗಿ ಅಷ್ಟೇ ಅಲ್ಲದೆ ಒಬ್ಬ ಸ್ನೇಹಿತರಾಗಿ ಶಿಕ್ಷಕರು ಅವರ ಜೀವನದಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸಿದ್ರು, ಮತ್ತು ಅವರ ಶಿಕ್ಷಣಕ್ಕೆ ಎಷ್ಟು ಉತ್ತೇಜನವನ್ನು ಕೊಡ್ತಾ ಇದ್ರು, ಅನುಕೂಲತೆಯನ್ನು ಮಾಡಿಕೊಡ್ತಾ ಇದ್ರು, ಇದೆಲ್ಲದರ ಬಗ್ಗೆ ಅವರು ಕೂಡ ನೆನಪು ಮಾಡಿಕೊಂಡು ಹೇಳ್ತಾ ಇದ್ರು. ಹಾಗೆ ಆಟೋ ಚಾಲಕರು ಕೂಡ ಹೇಳಿದಾಗೆ ಶಿಕ್ಷಣ ಸಿಕ್ಕಿದ್ರೆ ನಾವು ಇನ್ನೂ ಉನ್ನತ ಮಟ್ಟದಲ್ಲಿ ಇರ್ತಾ ಇದ್ವಿ, ಆದರೆ ಅನಿವಾರ್ಯ ಕಾರಣಗಳಿಂದ ನಮ್ಮ ಜೀವನದಲ್ಲಿ ಈ ರೀತಿಯ ಘಟನೆಗಳು ನಡೀತು ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಇನ್ನೂ ಆಟೋ ಚಾಲಕರಿದ್ದಾರೆ, ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಶಿಕ್ಷಕರನ್ನು ನೆನಪು ಮಾಡಿಕೊಂಡು ಏನೆಲ್ಲ ಮಾತಾಡಿದ್ದಾರೆ, ಅವರ ಮೆಚ್ಚಿನ ಶಿಕ್ಷಕರು ಯಾರ್ಯಾರು, ಮತ್ತು ನೀವು ಕೂಡ ಆಟೋ ಚಾಲಕರಿಗೆ ಶಿಕ್ಷಣವನ್ನು ನೀಡಿದರೆ ಸೊ ನಿಮ್ಮ ಒಂದು ಪ್ರೀತಿಯ ಮಾತುಗಳನ್ನು ಕೂಡ ಅವರಿಗೆ ತಿಳಿಸಬಹುದು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ, ನಮ್ಮ ಸಂಖ್ಯೆ 9686609969 ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ನಾನು ಆರ್ ಜಶ್ರೀಧರ್, ಇದು ಗುರು ಶಿಷ್ಯರ ಪ್ರಯಾಣ ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ ನಾಡಿ ಪೊನ್ನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ಗುರು ಶಿಷ್ಯರ ಪ್ರಯಾಣ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆಟೋ ಚಾಲಕರು ಅವರವರ ಶಿಕ್ಷಕರ ಬಗ್ಗೆ ಮಾತಾಡ್ತಾ ಇದ್ರು. ಅಂಡ್ ಅವರ ಶಿಕ್ಷಕರಿಂದ ಕಲಿತಂತಹ ಪಾಠಗಳೇನು, ಅವರ ಶಿಕ್ಷಕರಿಗೆ ಅವರ ಮನಸ್ಸಲ್ಲಿ ಯಾವ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ, ಸೊ ಇದೆಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆ ನಮ್ಮ ಜೊತೆ ಮಾತಾಡಿದಂತಹ ಚಾಲಕರು ಕೂಡ ಹೇಳಿದಾಗೆ, ಶಿಕ್ಷಕರು ಬರೀ ನಮಗೆ ಶಿಕ್ಷಣವನ್ನಷ್ಟೇ ಕೊಡಲಿಲ್ಲ, ನಮಗೆ ಜೀವನದ ಪಾಠವನ್ನು ಕೂಡ ಕಲಿಸ್ಕೊಟ್ರು ಅಂತ ಹೇಳಿ. ಅಂಡ್ ಇದು ಎಲ್ಲರ ಲೈಫಲ್ಲೂ ಕೂಡ ನಡೆದಿರುವಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು. ಈವನ್ ನಮ್ಮ ಲೈಫಲ್ಲೂ ಕೂಡ ಶಿಕ್ಷಕರು ಶಿಕ್ಷಣವನ್ನು ಕೊಡೋದ್ರ ಜೊತೆಯಲ್ಲಿ ಸೊ ನಮಗೆ ಒಂದು ದಾರಿಯನ್ನು ತೋರಿಸ್ಕೊಡ್ತಾರೆ. ಆ ದಾರಿಯಲ್ಲಿ ಮುನ್ನಡೆದ್ರೆ ನಾವು ಒಂದು ಯಶಸ್ಸನ್ನು ಸಾಧಿಸೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಲ್ಲೇ ನಮ್ಮ ಆಟೋ ಚಾಲಕರು ಕೂಡ ಅನಿವಾರ್ಯ ಕಾರಣಗಳಿಂದ ತಮ್ಮ ವಿದ್ಯಾಭ್ಯಾಸವನ್ನು ಬಿಡಬೇಕಾಗತ್ತೆ, ಆಟೋ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಆದರೂ ಕೂಡ ಶಿಕ್ಷಣ ಶಿಕ್ಷಕರಿಗೆ ಮತ್ತೆ ವಿದ್ಯೆಗೆ ಕೊಡಬೇಕಾದಂತಹ ಗೌರವವನ್ನ ಪ್ರೀತಿಯನ್ನ ಯಾವತ್ತೂ ಕೂಡ ಕಡಿಮೆ ಮಾಡಿಲ್ಲ ಅಂತ ನನಗನ್ಸುತ್ತೆ. ಖಂಡಿತವಾಗ್ಲೂ ನಮ್ಮ ಆಟೋ ಚಾಲಕರು ಓದುವಂತಹ ಮಕ್ಕಳಿಗೆ ಓದಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ, ಅಥವಾ ಅವರ ಕೈಲಾದಷ್ಟು ಒಂದು ಸಹಾಯವನ್ನ ಒಂದು ಪುಟ್ಟ ಮಗುವಿಗೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ. ನಾನು ಕೂಡ ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಹ ಆಟೋ ಚಾಲಕರ ಜೊತೆ ಮಾತಾಡುವಂತಹ ಸುದಿನ ನನ್ನದಾಗಿತ್ತು. ಇವತ್ತು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ, ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ, ಮತ್ತೆ ಅವರ ಲೈಫಲ್ಲಿ ಬಂದಂತಹ ಟೀಚರ್ಸ್ ಯಾರು ಅನ್ನೋದನ್ನ ಕೇಳೋಣ.
1: ನಮಸ್ತೆ, ಇವತ್ತು ನಾವು ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂತಹ ಆಟೋ ಸ್ಟ್ಯಾಂಡ್ ಅಲ್ಲಿ ಇದೀವಿ. ಹಾಗೆ ಇವತ್ತು ಟೀಚರ್ಸ್ ಡೇ ಪ್ರಯುಕ್ತವಾಗಿ ನಮ್ಮ ಆಟೋ ಚಾಲಕರು ಕೂಡ ಮಾತಾಡಿದ್ದಾರೆ. ಸೊ ಬನ್ನಿ, ಅವರು ಅವರ ಟೀಚರ್ಸ್ ಅನ್ನ ನೆನ್ಪಿಕೊಂಡು ಏನು ಹೇಳ್ತಾರೆ, ಹಾಗೆ ಅವರ ಮೆಚ್ಚಿನ ಟೀಚರ್ ಯಾರು ಅನ್ನೋದ್ರ ಬಗ್ಗೆ ಕೇಳೋಣ. ಸರ್ ನಮಸ್ತೆ.
2: ನಮಸ್ತೆ ಸರ್.
1: ಸರ್ ತಮ್ಮ ಹೆಸರು?
2: ಸಂತೋಷ್.
1: ಸಂತೋಷ್, ಓಕೆ. ಸಂತೋಷ್ ಅವ್ರಿಗೆ ಓದಿದ್ರಾ ನೀವು?
2: ನಾವು ಎಸ್ ಎಸ್ ಎಲ್ ಸಿ ಫೇಲ್.
1: ಓಕೆ. ಸೊ ಈಗ ಆಟೋ ವೃತ್ತಿಯನ್ನು ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮ 1-10 ವರೆಗೆ ಇರುವಂತಹ ಟೀಚರ್ಸ್ನ ನೆನ್ಪಿಕೊಳ್ಳೋದಾರೆ, ನಿಮ್ಮ ಮೆಚ್ಚಿನ ಟೀಚರ್ ಯಾರು, ಮತ್ತೆ ಅವ್ರ ಬಗ್ಗೆ ಹೇಳ್ಬೋದಾ?
2: ನಮ್ಮ ಮೆಚ್ಚಿನ ಟೀಚರ್ ಅಂದರೆ ತುಂಬ ಹೊಡಿತಿದ್ರು ಗಣಿತ ಟೀಚರು. ಆಮೇಲೆ ಇನ್ನೊಬ್ರು ಪಾಪ ನಮಗೆ ಪಾಸ್ ಆಗಲಿ ಅಂತ ಎಲ್ಲರಿಗೂ ಒಂದ್ಸಲ ಪಾಸ್ ಮಾಡಿದ್ರು ಅವರು.
1: ಸೊ ಅವ್ರ ಹೆಸರು ಗೊತ್ತಿದೆಯಾ?
2: ಹೆಸರು ನೆನಪಿಲ್ಲ ಸರ್.
1: ಓಕೆ. ಸೊ ಆ ಟೀಚರ್ಸ್ ನಿಮಗೆ ತುಂಬ ಇಷ್ಟ ಆಗ್ತಾರೆ, ಮತ್ತೆ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂತಹ ಒಬ್ಬ ಟೀಚರ್ ಅಂದರೆ ಯಾರು?
2: ಅಂದರೆ ಎಸ್ ಎಲ್ ಸಿ ಅಲ್ಲಿದ್ದಾರೆ ಅವ್ರ ಸರ್ ಇದ್ದಾರೆ, ಅವರು ಸೋಷಿಯಲ್ ಸರ್ ಪಿ ಎಲ್ ಅಂತೇಳಿ. ಈಗ ಡಿ ವಿ ಎಸ್ ಸ್ಕೂಲಲ್ಲಿ ಅವರ ಪ್ರಿನ್ಸಿಪಲ್ ಆಗಿದ್ದಾರೆ.
1: ಓಕೆ. ಸೊ ನೀವು ಓದಿದ್ದೆಲ್ಲ ಡಿ ವಿ ಎಸ್ ಅಲ್ಲೇನಾ?
2: ಆರ್ ಸಿ ಸ್ಕೂಲಲ್ಲಿ 1-7 8th-10th ವರೆಗೂ ಡಿ ವಿ ಎಸ್ ಅಲ್ಲಿ ಓದಿದ್ದು.
1: ಸೊ ಈಗ ಶಿಕ್ಷಕರ ದಿನಾಚರಣೆ ದಿನ, ಸೊ ನೀವು ಶಿಕ್ಷಕರಿಗೆ ಏನಾದ್ರು ಒಂದು ವಿಷಯವನ್ನು ಹೇಳೋದಾದ್ರೆ, ಅಥವಾ ಶಿಕ್ಷಕರ ಬಗ್ಗೆ ನಿಮಗೆ ಏನಾದ್ರು ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
2: ಸರ್, ಈಗಿನ ಶಿಕ್ಷಕರಿಗೆ ಭಾಳ ಪ್ರಾಬ್ಲಮ್ಸ್ ಇದೆ, ಯಾಕಂದರೆ ಪೇರೆಂಟ್ಸ್ಗಳು ಒಬ್ಬರು ಅವ್ರ ಮನೇಲಿ ಒಂದು ಮಗುನ ಅವ್ರು ನೋಡ್ಕೊಳಕ್ಕಾಗಲ್ಲ. ಸ್ಕೂಲಿಗೆ ಬಂದ್ಬಿಟ್ಟು ಆ ಟೀಚರ್ಸಿಗೆ 60 ಮಕ್ಕಳನ್ನು ನೋಡ್ಕೊಳ್ರಿ ಅಂತ ಹೇಳ್ತಾರೆ. ನಮ್ಮ ಏನಂತಾರೆ ಬಂದ್ಬಿಟ್ಟು, ಏಯ್ ನನ್ನ ಮಗ ಅದು ಬರ್ದಿಲ್ಲ, ನನ್ನ ಮಗ ಊಟ ಮಾಡಿಲ್ಲ, ನನ್ನ ಮಗ ನೋಟ್ಸ್ ಬರ್ದಿಲ್ಲ, ನನ್ನ ಮಗನಿಗೆ ಯಾರೋ ಹೊಡೆದ್ರು ಅಂತ 60 ಟೀಚರ್ಸ್ ಮಕ್ಕಳನ್ನು ಬಂದ್ಬಿಟ್ಟು ಪೇರೆಂಟ್ಸ್ ಬಂದ್ಬಿಟ್ಟು ಟೀಚರ್ಸಿಗೆ ಹೇಳಿದ್ರೆ ಟೀಚರ್ಸ್ ಒಬ್ಬರು ಏನು ಮಾಡೋಕ್ಕಾಗಲ್ಲ, ಅವ್ರ ಮನೇಲೇ ಒಬ್ಬರು ಮಕ್ಕಳನ್ನು ನೋಡ್ಕೊಳಕ್ಕಾಗಲ್ಲ. ಇವ್ರು ಪಾಪ ಟೀಚರ್ಸು 60 ಮಕ್ಕಳನ್ನ ಹೆಂಗೆ ನೋಡ್ಕೊತಾರೆ? ಅದು ಅವರು ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು. ಪೇರೆಂಟ್ಸ್ ಆದವರು ಬಂದ್ಬಿಟ್ಟು ಎಲ್ಲ ಜಗಳ ಮಾಡ್ತಾರೆ, ನಮ್ಮ ಮನೇಲಿ ಟೀಚರೇ.
1: ಓಕೆ.
2: ಹಂಗಾಗಿ ನಾನು ಹೌದು, ಎಲ್ಲ ಪ್ರಾಬ್ಲಮ್ಸ್ ನನಗೆ ಗೊತ್ತಿದೆ. ಹಂಗಾಗಿ ನಾನು ಹೇಳೋದೇನಂದ್ರೆ, ಟೀಚರ್ಸಿಗೆ ಬೆಲೆ ಕೊಡಿ, ಗುರುಗಳಿಗೆ ಬೆಲೆ ಕೊಡಬೇಕು. ಗುರು ಮುಟ್ಟಿದ ಗುಡ್ಡ ಆಯ್ತಾ, ಒಂದು ಗುರಿ ಇರಬೇಕು, ಇಲ್ಲಾಂದ್ರೆ ಒಂದು ಗುರು ಇರಬೇಕು ಆ ಥರ ಸರ್.
1: ಓಕೆ. ಸೊ ಹಾಗೆ ಈಗಿನ ಟೈಮಲ್ಲಿ ಶಿಕ್ಷಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
2: ಈಗಿನ ಅಂದರೆ ತುಂಬ ಬೇಕು ಶಿಕ್ಷಣ, ಅಂದರೆ ತುಂಬ ಬೇಕೇ ಬೇಕು. ಶಿಕ್ಷಣ ಇಲ್ಲಾಂದರೆ ಆಗಲ್ಲ. ಮೇನ್ ಇಂಗ್ಲೀಷ್ ಇರಬೇಕು, ಅದೇ ಯೂನಿವರ್ಸಲ್ ಲ್ಯಾಂಗ್ವೇಜು. ನಾವೆಲ್ಲ ಕಲ್ತಿಲ್ಲ, ನಾನು ಕಲ್ತಿದ್ರೆ ಈಗ IAS IPS ಆಗ್ತಿದ್ದೆ. ನಮ್ಮ ಜೊತೆ ಇರೋರು ನಾವು ಪೊಲೀಸರ್ ಇಲ್ಲೆಲ್ಲ ಹೇಳ್ತಾರಲ್ಲ, ನೀನು ಇಷ್ಟೆಲ್ಲ ಕೆಲಸ ಮಾಡ್ತೀಯಾ, ನೀನು ಇಷ್ಟು ಕೆಲಸ ಮಾಡೋದು, ಇಷ್ಟೆಲ್ಲ ಓದಿದ್ದಿದ್ರೆ ನಿನ್ನ IAS IPS ಆಗ್ತೇ ಹಾಗೆ ಆಗ್ತಿದ್ದೆ ಅಂತೇಳಿ ಹೇಳಿದ್ದಾರೆ. ನಮ್ಮ ಮನೆಯವರಿಗೂ ನಾನು ಓದಿಸಿದ್ದೀನಿ, ಕೊರೋನಾ ಕಡೆಯಿಂದ ಅದು ಇದಾಯಿತು, ಇಲ್ಲಾಂದರೆ ಅವ್ರು IAS IPS ಪಕ್ಕ ಆಗೋರು. ತುಂಬ ಒಳ್ಳೆ ಟೀಚಿಂಗ್ ಮಾಡ್ತಾರೆ, ಒಳ್ಳೆ ಟೀಚರ್ ಅವರು.
1: ಸೊ ಇದೇ ಖುಷಿನಲ್ಲಿ ನೀವು ಟೀಚರ್ಸ್ಗಳಿಗೆ ಎಲ್ಲರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನಮ್ಮ ಕಾರ್ಯಕ್ರಮದ ಮೂಲಕ?
2: ಟೀಚರ್ಸ್ಗಳಿಗೆ ಹೇಳಬೇಕು ಅಂದರೆ, ಎಲ್ಲರಿಗೂ ನಾನು ಗುರುಗಳಿಗೆ ನಮಸ್ತೆ ಮಾಡ್ತೀನಿ. ಯಾರೇ ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ, ಟೀಚರ್ಸ್ಗಳಿಗೆ ಬೆಲೆ ಕೊಡಿ. ನೀವು ಟೀಚರ್ಸಿಗೆ ಬೆಲೆ ಕೊಟ್ಟರೆ ನೀವು ಒಂದು ಜೀವನದಲ್ಲಿ ಉದ್ಧಾರ ಆಗ್ತೀರಾ, ಮತ್ತು ನಿಮಗೆ ಬುದ್ಧಿ ಬೇಗ ಇದಾಗತ್ತೆ, ವಿದ್ಯೆ ಬೇಗ ಬರುತ್ತೆ. ಇಲ್ಲ ಅಂದರೆ ನೀವು ಹಂಗೆ ಈಗ ಮಂಜು ಹೆಂಗೆ ಕರಗತ್ತೆ ಹಂಗೆ ಕರಗ್ತಾ ಹೋಗ್ತೀರಾ. ಯಾರಿಗೂ ಟೀಚರ್ಸಿಗೆ ಬೈಯಕೋಬೇಡಿ, ಅವ್ರು ತುಂಬ ಅವ್ರಿಗೂ ಪ್ರಾಬ್ಲಮ್ಸ್ ಇರುತ್ತೆ. ಈಗ ಟೀಚರ್ಸ್ಗಂತೂ ತುಂಬ ಕೆಲಸ ಕೊಡ್ತಾಯಿದ್ದಾರೆ, ಏನು ಮುಂಚೆ ಇರಲಿಲ್ಲ ಅಷ್ಟು ಕೆಲಸಗಳು. ತುಂಬ ಅಂದರೆ ಪಾಪ ಹೇಳಬಾರ್ದು, ಮೊನ್ನೆ ನಾನು ಒಂದು ವಿಡಿಯೋ ನೋಡಿದೆ, ಅದೇ ಥರ ನಂದು ಯೂಟ್ಯೂಬ್ ಚಾನಲ್ ಇದೆ, ಆ ವಿಡಿಯೋ ಮಾಡಿ ಬಿಡಬೇಕು ಅಂತ ಇದ್ದೀನಿ. ಅದು ವಿಡಿಯೋ ಬಿಡ್ತೀನಿ. ಟೀಚರ್ಸಿಗೆ ಮಾತ್ರ ತುಂಬ ಬೆಲೆ ಕೊಡಿ, ಅವರೇ ಈಗ ಮುಂದಿನ ಮಕ್ಕಳಿಗೆ ಏನಂದರೆ ಅವರೇ ಒಂದು ಮನೆಯಲ್ಲಿ ತಂದೆ ತಾಯಿ ಹೆಂಗ್ ಗುರುನ ಹೊರಗಡೆ ಅವರೇ ಗುರು. ಅವ್ರಿಗೆ ಭಾಳ ಬೆಲೆ ಕೊಡಿ, ತಂದೆ ತಾಯಿ ಕೊಡ್ತಿರಲ್ಲ ಟೀಚರ್ಸಿಗೆ ಬೆಲೆ ಕೊಡಿ, ನಾನು ಅಷ್ಟೇ ಹೇಳೋದು.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾತಾಡಿದ್ರಿ.
2: ಓಕೆ, ಥ್ಯಾಂಕ್ ಯು ಸರ್.
0: ಹಾಗೆ ಇನ್ನೊಬ್ರು ಆಟೋ ಚಾಲಕರು ಕೂಡ ನಮ್ಮ ಜೊತೆನಲ್ಲಿ ಮಾತಾಡಿದ್ದಾರೆ, ಬನ್ನಿ ಅವರು ಏನೆಲ್ಲ ಮಾತಾಡಿದ್ದಾರೆ ಕೇಳೋಣ.
1: ನಮಸ್ತೆ, ಇವತ್ತು ನಾವು ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂತಹ ಆಟೋ ಸ್ಟ್ಯಾಂಡ್ನಲ್ಲಿದ್ದೀವಿ. ಸೊ ಇವತ್ತು ಟೀಚರ್ಸ್ ಡೇಯ ಪ್ರಯುಕ್ತವಾಗಿ ನಾವು ಆಟೋ ಸ್ಟ್ಯಾಂಡ್ನಲ್ಲಿರುವಂತಹ ಆಟೋ ಚಾಲಕರು, ಸೊ ಅವರ ಟೀಚರ್ಸ್ನ ನೆನ್ಪು ಮಾಡಿಕೊಂಡು ಏನೆಲ್ಲ ಮಾತಾಡ್ತಾರೆ ಅನ್ನೋದನ್ನು ಕೇಳೋಣ. ಇವಾಗ ನಮ್ಮ ಜೊತೆ ಮಾತಾಡೋದಕ್ಕೆ ಆಟೋ ಚಾಲಕರು ಕೂಡ ಇದ್ದಾರೆ. ಸೊ ಬನ್ನಿ ಅವ್ರ ಜೊತೆನಲ್ಲಿ ಮಾತಾಡೋಣ, ಅವರ ಪರಿಚಯನ ತಿಳ್ಕೊಳ್ಳೋಣ, ಜೊತೆಗೆ ಅವರಿಗೆ ಅವರ ಟೀಚರ್ ಯಾರು ಇಷ್ಟ ಆಗ್ತಾರೆ ಮತ್ತು ಯಾಕೆ ಇಷ್ಟ ಆಗ್ತಾರೆ, ಅವರಿಂದ ಏನು ಕಲ್ತಿದ್ರು ಅದು ತುಂಬ ಇಷ್ಟ ಆಗುತ್ತೆ ಅದನ್ನು ಕೇಳೋಣ. ಸರ್ ನಮಸ್ತೆ.
3: ಸರ್ ನಮಸ್ತೆ ಸರ್.
1: ನಮ್ಮ ಹೆಸರು
3: ಪ್ರಫುಲ್ ಚಂದ್ರ ಅಂತೇಳಿ, ಎ ಪಿ ಎಂ ಸಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ, ಮತ್ತು ಕೆಲವೊಂದು ಸಂಘಟನೆಗಳಲ್ಲಿದ್ದೀನಿ. ಹಾಗೆ ಏನಪ್ಪ ಅಂದರೆ ಸಮಾಜ ಸೇವೆಯಲ್ಲೂ ನಿರಂತರವಾಗಿ ತೊಡಗಿದ್ದೀನಿ, ಈಗ ಸತತವಾಗಿ 10 ವರ್ಷದಿಂದ.
1: ಓಕೆ
3: ಸರ್. ನಮ್ದೆಲ್ಲ ಆಗಿದ್ದು ಎಸ್ ಎಲ್ ಸಿ ಪಾಸ್ ಆಗೋಕ್ಕಾಗಲಿಲ್ಲ, ಯಾಕೆಂದರೆ

0: ಆ ಕಾರಣದಿಂದ ಸ್ವಲ್ಪ ಭಾಳಷ್ಟು ಹಿಂದುಳಿದ್ವಿ. ಈಗ ನಮ್ಮ ಮಕ್ಕಳಿಗೆ ಮಾತ್ರ ಫ್ಯೂಚರ್ಲಿ ಒಂದು ದೊಡ್ಡ ಸ್ಥಾನದಲ್ಲೇ ಕೊಡ್ತಾ ಇದೀವಿ, ಈಗ ಕೊಡಿಸ್ಬೇಕು ಅಂತಲೂ ಇದೀವಿ.
1: ಸೊ ನಿಮ್ಮ ಪ್ರಕಾರ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ
0: ಬೇಕು, ಎಲ್ಲರಿಗೂ ಬೇಕು, ಇದರಲ್ಲಿ ಯಾವುದೇ ಒಂದು ಜಾತಿ ಭೇದ ಭಾವ ಇರಲ್ಲ, ಎಲ್ಲರಿಗೂ ಕಡ್ಡಾಯವಾಗಿ ಬೇಕೇ ಬೇಕು ಶಿಕ್ಷಣ ಅನ್ನೋದು.
1: ಓಕೆ, ಸೊ ಅದೇ ರೀತಿನಲ್ಲೇ ನೀವು 1ರಿಂದ 9ನೇ ಕ್ಲಾಸ್ ತನಕ ಕಲ್ತಿದ್ದೀರಲ್ಲ, ಸೊ ಅಲ್ಲಿ ನಿಮಗೆ ಒಬ್ಬ ಟೀಚರ್ ತುಂಬಾ ಇಷ್ಟ ಆದ್ರು ಅಂತಂದ್ರೆ ಅವ್ರು ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ನ ಕೊಟ್ಟರು ಅಂತಂದ್ರೆ ಅವ್ರು ಯಾರು, ಅವ್ರ ಬಗ್ಗೆ ಹೇಳ್ಬೋದಾ?
0: ಸರ್ ಸಾಕಷ್ಟು ಜನ ಕೊಟ್ಟರು ನಮಗೆ, KTM ಅಂತೇಳಿ, ಮಂಜುಳಾ ಮೇಡಮ್ ಅಂತೇಳಿ, ನಾಗೇಂದ್ರಪ್ಪ ಅಂತೇಳಿ, ಇದೆಲ್ಲ ಭಾಳಷ್ಟು ಸರ್ ಜನ ಕೊಟ್ಟರು. ಬಟ್ ಏನಪ್ಪ, ನಾವು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ನಾವು ನಮಗೆ ಅಷ್ಟು ನಮ್ಮ ಅಪ್ಪಾಜಿ ಅಮ್ಮರು ಅಷ್ಟು ಹೇಳ್ಕೊಡೋ ಅಷ್ಟು ಇದರಲ್ಲಿ ಇದ್ದಿಲ್ಲ, ಪರಿಸ್ಥಿತಿಲಿ ಇದ್ದಿಲ್ಲ. ಹಂಗಾಗಿ ಏನಾಯ್ತಪ್ಪ ಅಂದರೆ ನಾವು ಹಂಗಾಗಿ ಸ್ವಲ್ಪ ಈ ಒಂದು ಡಿಪಾರ್ಟ್ಮೆಂಟಿಗೆ ಇಳಿದ್ಬಿಟ್ವಿ. ಅನಿವಾರ್ಯ ಇದು ಡಿಪಾರ್ಟ್ಮೆಂಟು. ಯಾವುದೇ ಕಾರಣಕ್ಕೂ ನಾವು ಮುಂದಿನ ಒಂದು ಸಂದೇಶ ಏನಪ್ಪ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯಮಾಡಿ ತಂದೆ ತಾಯಿ ಹೇಳಿದ ಮಾತುಗಳು ಏನಪ್ಪ, ಅವ್ರು ಏನಕ್ಕೆ ಫ್ಯೂಚರ್ ಇದು ಮಾಡ್ತಾರೆ, ಏನಕ್ಕೆ ಸ್ವಲ್ಪ ನಿಮಗೆ ಪ್ರೆಸರ್ ಆಗ್ತಾರೆ ಅಂದರೆ, ಮುಂದಿನ ಭವಿಷ್ಯದಲ್ಲಿ ನೀವು ಏನೂ ಆಗಲಿಲ್ಲ ಪರವಾಗಿಲ್ಲ, ಸ್ವಲ್ಪ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಆದರೂ ಒಂದು ಒಳ್ಳೆ ಹುದ್ದೆ ಸ್ಥಾನದಲ್ಲಿ ಒಳ್ಳೆ ಸ್ಥಾನದಲ್ಲಾದರೂ ಇರಲಿ ಅಂತೇಳಿ ಇಷ್ಟಪಡ್ತಾರೆ ಅಷ್ಟೇ. ಒಂದು ಅದು ಏನಪ್ಪ ಅಂದರೆ ಅದಕ್ಕೆ ಮೇನ್ ಏನಪ್ಪ ಬೇಕಾಗಿರೋದಂದರೆ ವಿದ್ಯಾಭ್ಯಾಸ ಮೇನು.
1: ಖಂಡಿತ, ಸೊ ನೀವು ಹೇಳೋ ಮಾತಲ್ಲಿ ನಿಜವಾಗಿದೆ. ಸೊ ಹಾಗೆ ನಿಮ್ಮ ಮೆಚ್ಚಿನ ಟೀಚರ್ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಮೂಲಕ?
0: KTM ಅಂತೇಳಿ, ಮಂಜುಳಾ ಮೇಡಮ್ ಅಂತೇಳಿ, ಮತ್ತು ನಾಗೇಂದ್ರಪ್ಪ ಅಂತೇಳಿ, ಮತ್ತು ಪ್ರಸಾದ್ ಮಾಸ್ಟರ್ ಅಂತೇಳಿ ಸಿಕ್ಕಾಪಟ್ಟೆ ನಮಗೆ ಪ್ರಾಂಶುಪಾಲರು, ಪಾಂಚಾಲಮ್ಮ ಅಂತೇಳಿ ಯಾರು ಕಾಮಾಕ್ಷಿ ಬೀದಿ ಸ್ಕೂಲಲ್ಲಿ ಭಾಳ ಒಂದು ಇದು ಕೊಟ್ಟರು ಟೀಚರ್. ಹೌದು, ಅವರಿಗೆ ಗುರು ಅನ್ನೋಕ್ಕಾಗಲ್ಲ, ಅವರು ತಂದೆ ತಾಯಿ ಸ್ಥಾನದಲ್ಲಿತ್ತು, ಭಾಳಷ್ಟು ಎನ್ಕರೇಜ್ ಮಾಡಿದ್ರು. ಬಟ್ ನಾವು ಅದಕ್ಕೆ ಸಪೋರ್ಟ್ ಕೊಡಲಿಲ್ಲ. ಈಗಲೂ ನಾವು ಅವ್ರ ಎದುರುಗಡೆ ಸಿಕ್ಕಿದ್ರೆ ನಾವೊಂದು ಇದರಲ್ಲಿ ಈ ಒಂದು ಹುದ್ದೆಲ್ಲಿದ್ದೀವಿ ಅಂತಂದರೆ ನಮಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ಆ ಮೂಲಕ ಆ ನಾಚಿಕೆನ ಹೊರ ದೋರಿಸೋಕ್ಕೋಸ್ಕರ ನಾವೇನು ಮಾಡ್ತೀವಿ ಗೊತ್ತಾ, ನಮ್ಮ ಮಕ್ಕಳನ್ನ ಸ್ವಲ್ಪ ಮುಂತಳ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ಹಿಂಗಿದ್ರು, ಹಿಂಗಾಗಿದ್ರು, ಅವ್ರ ಮಕ್ಕಳು ನಾವು. ಹಂಗಾಗಿ ಈಗ ನನ್ನ ಮಗ ಈಗ ಇಂಜಿನಿಯರಿಂಗ್ ಈಗ ಕುಂದಾಪುರದಲ್ಲಿ.
1: ಸೊ ನಿಮ್ಮ ಟೀಚರ್ಗೋಸ್ಕರ ಏನು ಹೇಳ್ತೀರಾ ಸರ್?
0: ಇಲ್ಲ, ಇಂಥ ಗುರು ಅಂದರೆ ಇಂಥ ಗುರುಗಳು ಸಿಗಬೇಕು. ನಿಮ್ಮ ಅಂದರೆ ಈಗ ಈಗಿನ ಒಂದು ಇದರಲ್ಲಿ ಸರ್ಕಾರದಲ್ಲಿ ಏನಪ್ಪ ಅಂದರೆ ಶಿಕ್ಷಣಕ್ಕಾಗಿ ಭಾಳಷ್ಟು ಒಂದು ಉತ್ತೇಜನ ಕೊಡ್ತಾ ಇದೆ. ಇದನ್ನೇ ಈಗೇ ಮುಂದಿರಲಿ, ಫಸ್ಟ್ ಪ್ರಿಫರೆನ್ಸು ಶಿಕ್ಷಣ ಕೊಡಲಿ ಅಂತ ಅಷ್ಟೆ, ಮುಂದಿನ ಫ್ಯೂಚರ್ ಭಾಳ ಚೆನ್ನಾಗಿರುತ್ತೆ.
1: ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು.
0: ಥ್ಯಾಂಕ್ ಯು ಸರ್.
1: ಹಾಗೆ ಇನ್ನೊಬ್ಬರು ಆಟೋ ಚಾಲಕರು ಕೂಡ ನಮ್ಮ ಜೊತೆನಲ್ಲಿ ಮಾತಾಡಿದ್ದಾರೆ, ಬನ್ನಿ ಅವರು ಏನೆಲ್ಲ ಮಾತಾಡಿದ್ದಾರೆ ಕೇಳೋಣ. ನಮಸ್ಕಾರ, ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಪ್ರಯುಕ್ತವಾಗಿ ಆಟೋ ಡ್ರೈವರ್ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಸಜ್ಜಿ ಹಾಸ್ಪಿಟಲ್ ಹತ್ತಿರದಲ್ಲಿರುವಂತಹ ಆಟೋ ಸ್ಟ್ಯಾಂಡ್ನಲ್ಲಿದ್ದೀವಿ. ಸೊ ಹಾಗೆ ನಮ್ಮ ಆಟೋ ಚಾಲಕರು ಕೂಡ ಶಿಕ್ಷಕರ ಬಗ್ಗೆ ಮಾತಾಡ್ತಿದ್ದಾರೆ, ಇವಾಗ ನಮ್ಮ ಜೊತೆ ಮಾತಾಡೋದಕ್ಕೆ ಆಟೋ ಡ್ರೈವರ್ ಕೂಡ ಇದ್ದಾರೆ. ಸರ್ ನಮಸ್ತೆ.
2: ನಮಸ್ತೆ ಸರ್.
1: ತಮ್ಮ ಹೆಸರು ಸರ್?
2: ನನ್ನ ಹೆಸರು ರಫೀಕ್ ಅಹಮದ್ ಅಂತೇಳಿ.
1: ಓಕೆ
2: ಸರ್. ಜಿ ಆಟೋ ಸ್ಟ್ಯಾಂಡ್ ವಿಘ್ನೇಶ್ವರ ಆಟೋ ನಿಲ್ದಾಣ ಅಂದ್ಬಿಟ್ಟು ನಾವಿಲ್ಲಿ ಚಾಲಕರಾಗಿ ಮತ್ತು ಸದಸ್ಯರಾಗಿ ಆಟೋ ಚಾಲಕನೇನು ಮಾಡ್ತಾ ಇದ್ದೀವಿ.
1: ಓಕೆ ಸರ್. ಸರ್ ನೀವು ಎಲ್ಲಿ ತನಕ ಓದಿದ್ದೀರಾ ಸರ್?
2: ಸರ್ ನಾನು ಓದಿದ್ದು 4ನೇ ತರಗತಿ. ಹಾಂ, 4ನೇ ತರಗತಿ ಆದಮೇಲೆ ನಾವು ಆಟೋ ಡಿಪಾರ್ಟ್ಮೆಂಟಿಗೆ ಬರಬೇಕು ಅಂದಾಗ ನಮಗೆ ಬ್ಯಾಡ್ಜಿನ ಅವಶ್ಯಕತೆ ಇತ್ತು. ಆ ಅವಶ್ಯಕತೆಗೋಸ್ಕರ ನಮ್ಮ ಮಾನ್ಯ DC ಅವರು 2011 SLC ಆಟೋ ಚಾಲಕರಿಗೆ ಅಂತೇಳ್ಬಿಟ್ಟು ಒಂದು SLC ಎಕ್ಸಾಮ್ ಕಟ್ಟಿಸಿದ್ರು. ಅದರಲ್ಲಿ ನಾನು SLC ಎಕ್ಸಾಮ್ ಕಟ್ಟಿ ಅವರು ಸಂಜೆ ಹೊತ್ತು ಶಿಕ್ಷಣ ತಗೊಳ್ತಿದ್ರು ಮೀನಾಕ್ಷಿ ಭವನ್ ಜೂನಿಯರ್ ಕಾಲೇಜಲ್ಲಿ. ಆ ಕಾಲೇಜಲ್ಲಿ ನಾವು ವಾರದಲ್ಲಿ 2 ದಿನ ಟ್ರೈನಿಂಗ್ ತೊಗೊಳ್ತಾ ಇದ್ವಿ. ಅದರಲ್ಲಿ ಟ್ರೈನಿಂಗ್ ತೊಗೊಂಡು SLCಯನ್ನು ಪಾಸ್ ಮಾಡಿ DL ಬ್ಯಾಡ್ಜ್ ತೊಗೊಂಡಿದ್ದೀನಿ ನಾನು.
1: ಓಕೆ. ಸೊ DL ತೊಗೊಳೋದಕ್ಕೂ SSLC ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಶಿಕ್ಷಣವನ್ನು ಕೂಡ ಮುಂದುವರಿಸಿದ್ರಿ ನೀವು?
2: ಓಕೆ. ನಾವು ಅರ್ಧಕ್ಕೆ ಬಿಟ್ಟಿದ್ವಿ, ಅದನ್ನು ನಮ್ಮ DC ಸಾಹೇಬರು ಅದಕ್ಕೆ ಮುಂದಕ್ಕೆ ಒರೆಸಿದ್ರು. ನಾವು ಜೀವನದಲ್ಲಿ ಶಿಕ್ಷಣ ಇಲ್ಲ ಅಂತೇಳಿದರೆ ಮನುಷ್ಯ ಬದುಕೋದೇ ಭಾಳ ಕಷ್ಟ ಇದೆ. ಯಾಕಂತೇಳಿದರೆ ನಾವು ಆವಾಗಿನ ಟೈಮಲ್ಲಿ ನಮ್ಮ ಶಿಕ್ಷಕರು ಎಲ್ಲ ಓದ್ರಿ, ನಾವು ಚೆನ್ನಾಗಿ ಓದ್ತಿದ್ವಿ, ಬಟ್ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇದ್ದಿಲ್ಲ, ಹಾಗಾಗಿ ನಾವು ಅರ್ಧಕ್ಕೆ ಬಿಟ್ಟಿದ್ದೀವಿ. ಆವಾಗ ನಮ್ಮ ಶಿಕ್ಷಕರು ಎಲ್ಲ ನೀವು ಭಾಳ ಚೆನ್ನಾಗಿ ಓದ್ತೀಯ, ಬಾ ಶಾಲೆಗೆ ಮುಂದೆ ನಾವು ಒರೆಸು ಅಂದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಾಗ ನಾವು ಬಿಟ್ಟು ನಾವು ಈ ಕೆಲಸ ಮಾಡಿದ್ವಿ. ಈಗ ನಮಗೆ ಅದ್ರ ಬಗ್ಗೆ ಅನುಭವ ಆಗ್ತಿದೆ, ನಾವು ಓದಿತ್ತಿದ್ರೆ ನಾವು ಎಲ್ಲೋ ಒಂದು ಯಾವ್ದಾರ ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತಿದ್ವಿ ಅನ್ನೋ ಒಂದು ಇದಕ್ಕೆ. ಈಗ ಏನಪ್ಪ ಅಂದರೆ ನಮ್ಮದು ಈ ಓದಿರೋ ಲೆವೆಲ್ಲಿಗೆ ನಾವು ಆಟೋ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀವಿ.
1: ಓಕೆ ಆಗಲಿ ಸರ್. ಆದರೂ 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಓದಿದ್ದೀರಾ ನೀವು. ಸೊ ಅದರಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಟೀಚರ್ ಯಾರು ಹೇಳ್ಬೋದಾ?
2: ನನಗೆ ತುಂಬ ಇಷ್ಟವಾಗಿರೋಂಥ ಟೀಚರು ಅಂತೇಳಿದರೆ ನಮ್ಮದು ಒಬ್ಬರು ಮೇಡಮ್ ಇದ್ದರು, ವಿಜಯಲಕ್ಷ್ಮಿ ಅಂತೇಳಿ.
1: ಓಕೆ.
2: ನಾನು ಶ್ರೀ ಸಿದ್ಧಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಾನು ಶಿಕ್ಷಣ ತಗೊಂಡೆ. ಅದರಲ್ಲಿ ಅವರೊಬ್ಬರು ನನಗೆ ಭಾಳ ಇಷ್ಟ, ಅವರು ನನಗೆ ಭಾಳ

0: ಕೇರ್ತಂಗಡಿ ನನಗೆ ಮಾತ್ರ ಎಲ್ಲರಿಗೂ ನಮ್ಮ ಶಾಲೆಯಲ್ಲಿ ಅವ್ರ ಪೀರಿಯಡ್ ಅಲ್ಲಿ ಏನಿದೆ ಅಷ್ಟು ಮಕ್ಕಳಿಗೂ ಚೆನ್ನಾಗಿ ಓದಿಸ್ತಾ ಇದ್ರು. ಅವ್ರು ನಮಗೆ ಬಹಳ ಇಷ್ಟ. ಈಗ ಸುಮಾರು ವರ್ಷ ಆಯ್ತು, ಈಗ 30 ವರ್ಷದ ಮೇಲಾಯ್ತು. ಎಲ್ಲಿದಾರೋ ಏನೋ ನಮಗೂ ಗೊತ್ತಿಲ್ಲ.
1: ಈ ಮೂಲಕ ನೀವು ನಿಮ್ಮ ನೆಚ್ಚಿನ ಶಿಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
0: ಗುರುಗಳು ಅಂದ್ರೆ ಒಂಥರ ದೇವ್ರಿದ್ದಂಗೆ. ನಮಗೆ ತಂದೆ ತಾಯಿ ಆದ್ರೆ ಸೆಕೆಂಡ್ ಗುರುಗನೇ, ಗುರುಗಳೇ. ಅವರು ಏನು ನಮಗೆ ದಾರಿ ತೋರಿಸ್ತಾರೆ ಅದೇ ದಾರಿ ನಾವು ಒಂದು ಒಳ್ಳೆ ದಾರಿ ಇಟ್ಕೊಂಡು ಜೀವನದಲ್ಲಿ ಉನ್ನತ ಸ್ಥಾನಕ್ಕೂ ಹೋಗ್ತಾರೆ, ಮತ್ತೊಂದು ಸ್ಥಾನಕ್ಕೂ ಹೋಗ್ತಾರೆ. ಏನಪ್ಪ ಅಂತೇಳಿದ್ರೆ ನಾವು ಸರಿಯಾಗಿ ಓದಿಲ್ಲ ಅಂತೇಳೋ ಒಂದು ಇದಕ್ಕೆ ಗುರುಗಳು ಯಾವತ್ತೂ ಏನು ಒಳ್ಳೆಯದನ್ನೇ ಬಯಸ್ತಾರೆ. ತಂದೆ ತಾಯಿ ಹೇಗೆ ಒಳ್ಳೆಯದನ್ನು ಬಯಸ್ತಾರೆ, ಗುರುಗಳು ಹಾಗೆ. ಶಿಕ್ಷಕರು ಯಾವತ್ತೂ ಅವರು ಒಂಥರ ಒಳ್ಳೆಯ ಸ್ಥಾನನೇ, ದೇವ್ರ ಸ್ಥಾನ ಅಂದಂಗೆ ನಮ್ಮ ಮನಸ್ಸಿಗೆ. ಅವರು ಏನು ಇವತ್ತು ನಮಗೆ ಅಕ್ಷರಗಳು ಕಲಿಸ್ಕೊಟ್ಟಿದ್ದಾರೆ. ಇವತ್ತು ಒಂದು ಪರಿಸ್ಥಿತಿಯಲ್ಲಿ ನಾವು ಏನಾದ್ರು ಬೋರ್ಡ್ ಓದಬೇಕು ಅಂತ ಹೇಳಿದ್ರು ಅದು ನಮಗೆ ನೆನಪಾಗ್ತವೆ, ಗುರುಗಳು ನಮಗೆ ಈ ರೀತಿ ಕಲಿಸಿದ್ದು ಅಂತ. ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ.
1: ಸೊ ನಿಮ್ಮ ಪ್ರೀತಿ ಟೀಚರ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಕಡೆಯಿಂದ?
0: ನಮ್ಮ ಕಡೆಯಿಂದ, ಮೇಡಮ್ ಅವರೇ ನೀವು ಎಲ್ಲಿದ್ದೀರಾ, ಎಲ್ಲೇ ಇದ್ರು ಚೆನ್ನಾಗಿರಿ. ನೀವೊಂದು ನಮಗೆ ಒಳ್ಳೆ ಶಿಕ್ಷಕರಾಗಿ ನಮಗೆ ಒಳ್ಳೆ ಒಂದು ಬುದ್ಧಿ ವಿದ್ಯಾ ಬುದ್ಧಿ ಎಲ್ಲ ಕಲಿಸಿದ್ದೀರಾ, ನಾವು ಹಾಗೆ ಮುಂದೆ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಶೈಕ್ಷಣಿಕದಲ್ಲೇ ನಾವು ಮುಂದೆ ಜಾಸ್ತಿ ಓದೋಕ್ಕಾಗಿಲ್ಲ, ಸ್ವಲ್ಪ ಅದರಲ್ಲೇ ಓದ್ಕೊಂಡು ನಾವು ಆಟೋ ಚಾಲಕರಾಗಿ ಜೀವನ ಮಾಡ್ತಾ ಇದ್ದೀವಿ.
1: ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್.
1: ಹಾಗೆ ಬನ್ನಿ, ಇನ್ನೊಬ್ರು ಆಟೋ ಚಾಲಕರು ಕೂಡ ನಮ್ಮ ಜೊತೆ ಮಾತಾಡಿದರೆ. ಅವರು ಅವರ ಶಿಕ್ಷಕರ ನೆನಪು ಮಾಡಿಕೊಂಡು ಏನು ಹೇಳಿದರೆ ಕೇಳೋಣ. ಸರ್ ನಮಸ್ತೆ.
2: ಹಾಂ, ನಾವು ಡಿ ವಿ ಸ್ಕೂಲಲ್ಲಿ ಓದಿದ್ದು. ಗೋಪಾಲರಾವು, ರಾಮಚಂದ್ರ ಮಾಸ್ಟ್ರು, ತಿರುಮಲ ಮಾಸ್ಟ್ರು ಭಾರಿ ಇದು ಟೀಚರ್ಗಳಿದ್ದಾರೆ, ನಮಗೆ ಅಷ್ಟು ಕ್ಲೋಸ್ ಇಲ್ಲ. ಇವರೆಲ್ಲ ನಮಗೆ ಭಾರಿ ಪ್ರೀತಿಯಿಂದ ನೋಡ್ಕೊಂಡ್ಯಾರ.
1: ಓಕೆ, ನಿಮ್ಮ ಹೆಸರು ಹೇಳಲ್ಲ ನೀವು?
2: ಮಂಜುನಾಥ್.
1: ಎಸ್ ಮಂಜುನಾಥ್ ಅವರು. ಓಕೆ, ಎಸ್ ಮಂಜುನಾಥ್ ಅವರು ಎಲ್ಲಿ ತನಕ ಓದಿರಾ ನೀವು?
2: ನಾವು SSLC.
1: SSLC ತನಕ ಓದಿರೋದೆಲ್ಲ ಡಿ ವಿ ಎಸ್ ಕಾಲೇಜಲ್ಲ? ಓಕೆ. ಸೊ ಹಾಗೆ ನೀವು ಓದ್ತಾ ಟೈಮಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಒಬ್ಬ ಟೀಚರ್ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟವರು, ಅದು ನಿಮಗೆ ತುಂಬಾ ಇಷ್ಟವಾದಂತಹ ಟೀಚರ್ ಯಾರು ಹೇಳ್ಬೋದಾ?
2: ಮಹಾಲಕ್ಷ್ಮಿ ಅಂತ ಒಬ್ರು ಇದ್ರು, ಅವರಷ್ಟೇ.
1: ಓಕೆ,
2: ಇನ್ನಿಬ್ರು ಇದ್ರು, ಅವ್ರ ಹೆಸರು ಗೊತ್ತಿಲ್ಲ.
1: ಓಕೆ, ಯಾಕೆ ಇಷ್ಟ ಆಗ್ತಾರ ಟೀಚರ್ ನಿಮಗೆ?
2: ಆಸೆ ಮಾತಾಡಿಸ್ತಾರೆ ಮಕ್ಕಳಿಗೆ, ಆಸೆ ಪ್ರೀತಿಯಿಂದ ಮಾತಾಡಿಸ್ತಾರೆ. ಇಷ್ಟ.
1: ಓಕೆ. ಸೊ ಹಾಗೆ ಈಗ 10ನೇ ಕ್ಲಾಸ್ ತನಕ ಓದಿರುವೆ ಅಂತ ಹೇಳಿದ್ರಿ. ಸೊ ನಿಮಗೆ ಎಲ್ಲೋ ಒಂದು ಅವ್ರು ತಿಳಿಸಿರುವಂತಹ ವಿಚಾರ ಒಂದು ಟರ್ನಿಂಗ್ ಪಾಯಿಂಟ್ನ ಕೊಡ್ತು, ಏನೋ ಒಂದು ಜೀವನದಲ್ಲಿ ಒಂದು ಛಲ ಹುಟ್ಟಿಸ್ತು ಅಂತಂದರೆ ಯಾವ ವಿಷಯ ಯಾವ ಟೈಮಲ್ಲಿ ಆಗಿತ್ತು ಆ ಥರದ್ದು ಹೇಳ್ಬೋದಾ?
2: ನಾವು 7ನೇ ಕ್ಲಾಸ್ ಇದ್ದಾಗ ಆಗಿದೆ, ಅವೆಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ. ಚೆನ್ನಾಗಿ ಮಾಡ್ಯಾರ ಮಾಸ್ಟರ್.
1: ಓಕೆ,
2: SSLC ವರೆಗೆ ಅಲ್ಲೇ ಓದಿದ್ದೆ.
1: ಹಾಗೆ ಈಗಿನ ಶಿಕ್ಷಣದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈಗಿನ ಶಿಕ್ಷಕರು,
2: ಶಿಕ್ಷಣ ಭಾರಿ ಒಳ್ಳೆಯದು. ಅವಾಗ ನಾವು ಇದ್ದಾಗ ಕ್ಲೋಸ್ ಆಗಿತ್ತು, ನಾವು ಓದ್ಲಿಲ್ಲ ಅವಾಗ, ಅವಾಗ ಚೆನ್ನಾಗಿ ಪಾಸ್ ಆಗ್ಬೋದಾಯಿತು, ಅವಾಗ ನಾವು ಓದಲಿಲ್ಲ ಜಾಸ್ತಿ. ಈಗ ಭಾರಿ ಟೈಟ್ ಆಗಿದೆ, ಸಣ್ಣ ಮಕ್ಕಳಿಂದ ಟೈಟ್ ಇದ್ದಾರೆ. ನಾವಾಗ ಓದ್ಬೋದಾಯ್ತು, ಓದಲಿಲ್ಲ ಅವಾಗ.
1: ಈಗಲೂ ಕೂಡ ಶಿಕ್ಷಣದಿಂದ ಹೊರಗೆ ಉಳಿದಿರೋ ಮಕ್ಕಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು?
2: ಅದೇ, ಅವಾಗ ಅನ್ಯಾಯ ಆಯಿತು ಮಕ್ಕಳುಗಳಿಗೆಲ್ಲ, ಅನ್ಯಾಯ ಆಯಿತು. ಈಗ ಪರವಾಗಿಲ್ಲ, ಒಳ್ಳೆ ಟ್ಯೂಷನ್ ಕೊಡ್ತಾರೆ, 1ನೇ ಕ್ಲಾಸಿಂದನೂ ಚೆನ್ನಾಗಿ ಟ್ಯೂಷನ್ ಕೊಡ್ತಾರೆ, ಚೆನ್ನಾಗಿ ಮಾಡ್ತಾರೆ.
1: ಥ್ಯಾಂಕ್ ಯು. ಓಕೆ, ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಆಟೋ ಚಾಲಕರು ಕೂಡ ಇದ್ದಾರೆ. ಬನ್ನಿ, ಅವರು ಅವರ ಶಿಕ್ಷಕರ ಬಗ್ಗೆ ಏನು ಹೇಳಿದ್ರು ಅಂತ ಕೇಳೋಣ. ಸರ್ ನಮಸ್ತೆ.
3: ನಮಸ್ಕಾರ ಸರ್.
1: ತಮ್ಮ ಹೆಸರು?
3: ಚಿದಾನಂದ್ ಅಂತ.
1: ಓಕೆ. ಸೊ ಚಿದಾನಂದ್ ಅವರು, ಎಲ್ಲಿ ತನಕ ಓದಿದ್ದೀರಾ ನೀವು?
3: ನಾವು SSLC ತನಕ ಓದಿದ್ದೀವಿ ಸರ್.
1: ಓಕೆ. ಸೊ ಎಲ್ಲಿ ಓದಿದ್ದು ನೀವು?
3: ನಾವು ಸಿದ್ಧಗಂಗಾ ಮಠ ತುಮಕೂರಲ್ಲಿ.
1: ಓಕೆ. ಸೊ ಒಂದು ಒಳ್ಳೆ ಕಡೆಯಲ್ಲೇ ವಿದ್ಯಾಭ್ಯಾಸ ಮಾಡಿದ್ದೀರಾ, ತುಂಬಾ ಖುಷಿ ಆಯಿತು ನಿಮ್ಮನ್ನ ಮೀಟ್ ಆಗಿದ್ದು. ಸೊ ಹಾಗೆ ಈಗ ಟೀಚರ್ಸ್ ಡೇ ಬಂದಾಗ ನಿಮಗೆ ಏನು ಅಂತ ನೆನಪಾಗುತ್ತೆ?
3: ಹಿಂದೆ ನಾವು ಓದಿದ್ದ ಗುರುಗಳು ಮೊಟ್ಟ ಮೊದಲಾಗಿ ನಾವು ಸಿದ್ಧಗಂಗಾ ಮಠದಲ್ಲಿ ಓದಿರೋದ್ರಿಂದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವ್ರನ್ನ ನಾವು ಯಾವತ್ತೂ ನೆನೆಸ್ಕೋಬೇಕು. ಅವರು ವಿದ್ಯೆ, ಅನ್ನದಾನ ಎಲ್ಲದರಲ್ಲೂ ಪ್ರಮುಖರಾಗಿದ್ದರಿಂದ ಅವರು ಸಾವಿರಾರು ಜನ, ಲಕ್ಷಾಂತರ ಜನ ಅವರಿಂದ ಇವತ್ತು ವಿದ್ಯಾಭ್ಯಾಸ ತೊಗೊಂಡು ಒಳ್ಳೊಳ್ಳೆ ಉನ್ನತ ಹುದ್ದೆಗಳಲ್ಲಿದ್ದಾರೆ. ನಾವು ಅನಿವಾರ್ಯ ಕಾರಣಗಳಿಂದ ಏನೋ ಜೀವನದ ತೊಂದರೆಗಳಿಂದ ನಾವಿವತ್ತು ಆಟೋ ಡ್ರೈವರ್ ಆಗಿದ್ದೀವಿ. ಆದರೂ ನಾವು ಯಾವಾಗೂ ಪ್ರತಿಯೊಂದು ನಿಮಿಷದಲ್ಲೂ ನಾವು ನೆನೆಸ್ಕೊಬೇಕಂದ್ರೆ ಅದು ನಾವು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅವರನ್ನೇ ನೆನೆಸ್ಕೊಬೇಕು. ವಿದ್ಯಾದಾನ, ಅನ್ನದಾನದಲ್ಲಿ ಅವರು ಈ ದೇಶಕ್ಕೆ ಕೊಟ್ಟಿರೋ ಕೊಡುಗೆಯಲ್ಲಿ ಭಾಳ ವಿಶೇಷವಾದ ಸ್ಥಾನ ಅವರಿಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಓಕೆ. ಸೊ ಅವರು ನಿಮಗೆ ಶಿಕ್ಷಣವನ್ನು ಏನು ಕಲಿಯೋದಕ್ಕೆ ಒಂದು ಸ್ಥಳವನ್ನು ಮಾಡಿಕೊಟ್ರು, ಹಾಗೆ ಅಲ್ಲಿ ನೀವು ಕಲಿತಿದ್ದರಿಂದ ಸೊ ನಿಮಗೆ ತುಂಬಾ ಇಷ್ಟವಾದಂತಹ ಟೀಚರ್ ಅಂತಂದರೆ ಯಾರು ಹೇಳ್ಬೋದಾ?
3: ನಮಗೆ ಅವರ ಫುಲ್ ನೇಮ್ ಈಗ ಮರ್ತೋಗಿದೆ, BKK ಅಂತ ಕರಿತಾ ಇದ್ವಿ ನಾವು ಅವರಿಗೆ, ಅವರು ನೇಮ್ ಇತ್ತು ಅವ್ರದ್ದು. ಅವರು ಭಾಳ ನಮಗೆ ಭಾಳ ಒಂದು ಜೀವನದಲ್ಲಿ ನಾವು ಹೆಂಗಿರಬೇಕು, ಏನು ಮಾಡಬೇಕು ಅನ್ನೋದನ್ನು ಭಾಳ ಯಾವಾಗಲೂ ಹೇಳ್ತಾ ಇದ್ರು. ನಾವಿವತ್ತು ಯಾವತ್ತೂ ಅವ್ರನ್ನ ನೆನೆಸ್ಕೊಂತೀವಿ. ನೀವು ಮುಂದೆ ಯಾವತ್ತಾದರೂ ನಮ್ಮ ಮಾತು ಕೇಳಲಿಲ್ಲ ಅಂದರೆ ಮುಂದೆ ನೀವು ಸಫರ್ ಪಡೋಂಥ ಕಾಲ ಬರುತ್ತೆ, ಅಂತ ಹೇಳಿದ್ರು. ನಾನು ಹೆಚ್ಚಾಗಿ ಅವ್ರನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ.
1: ಓಕೆ, ಸೊ ನಿಮ್ಮ ಟೀಚರ್ಗೋಸ್ಕರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
3: ಈಗೆಲ್ಲ ಅವರೆಲ್ಲ ದಿವಂಗತರಾಗಿ ಹೋಗಿದ್ದಾರೆ, ಅವರಿಗೆ ನಾವು ಯಾವತ್ತೂ ಜೀವನದಲ್ಲಿ ಅವ್ರು ಹೇಳಿರೋ ಮಾತುಗಳನ್ನು ನೆನೆಸ್ಕೊತಾ ಇರ್ತೀವಿ.
1: ಓಕೆ, ಸೊ ಹಾಗೆಯೇ ಈಗಿನ ಸಮಯದಲ್ಲಿ ಶಿಕ್ಷಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಈಗಿನ ಶಿಕ್ಷಕರ ಬಗ್ಗೆ ನೀವೇನಾದ್ರು ಹೇಳೋದಿದ್ರೆ?
3: ಹೌದು, ಈಗಿನ ಶಿಕ್ಷಣ ಭಾಳ ಉನ್ನತ ಮಟ್ಟದ ಶಿಕ್ಷಣಗಳು ಇವಾಗ ಇರೋದ್ರಿಂದ, ಟೆಕ್ನಾಲಜಿ ಎಲ್ಲ ಭಾಳ ಫಾಸ್ಟ್ ಆಗಿರೋದ್ರಿಂದ ಈಗ ಶಿಕ್ಷಣವೇ ಮುಖ್ಯ. ಹುಡುಗರಿಗೆ ಯಾರೇ ಆಗಲಿ ಮಕ್ಕಳು ಶಿಕ್ಷಣ ಕಲಿತ್ರೇ ಜೀವನದಲ್ಲಿ ಮೇಲೆ ಬರೋಕ್ಕೆ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಓಕೆ, ಧನ್ಯವಾದಗಳು ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಶಿಕ್ಷಕರ ದಿನಾಚರಣೆ ದಿನ ನಿಮ್ಮ ಶಿಕ್ಷಕರನ್ನು ಕೂಡ ನೆನಪು ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಆಟೋ ಚಾಲಕರು ಅವರ ಶಿಕ್ಷಕರ ಬಗ್ಗೆ, ಅವರು ತಿಳ್ಕೊಂಡಂತಹ ವಿಚಾರಗಳ ಬಗ್ಗೆ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಶಿಕ್ಷಕರಿಂದ ಕಲಿತಂತಹ ಪಾಠಗಳ ಜೊತೆಯಲ್ಲಿ ಜೀವನದ ಪಾಠ ಕೂಡ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಅವರ ಮಾತುಗಳನ್ನ ಕೇಳ್ತಾ ನಮಗೂ ಕೂಡ ನಮ್ಮ ಶಿಕ್ಷಕರು ನೆನಪಾದ್ರು, ಆ್ಯಂಡ್ ಅವರು ಹೇಳ್ತಾ ಇದ್ದಂತಹ ಮಾತುಗಳು ಕೂಡ ನೆನಪಾಗಿದೆ. ಆ್ಯಂಡ್ ಈಗ ಶಾಲೆಯಿಂದ ಹೊರಗುಳಿದಂತಹ ಮಕ್ಕಳೇನಿದ್ದೀರಿ, ಶಿಕ್ಷಣವನ್ನು ಯಾವತ್ತೂ ಕೂಡ ಕೈಬಿಡಬೇಡಿ, ಆ್ಯಂಡ್ ಶಿಕ್ಷಣ ನಿಮ್ಮನ್ನು ತಲೆ ಎತ್ತಿ ನಡೆಯುವಂತೆ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ವಿಶೇಷವಾದಂತಹ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಂತಹ ಎಲ್ಲ ಆಟೋ ಚಾಲಕರಿಗೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ನಿಮ್ಮ ಮುಂದಿನ ಜೀವನ ಕೂಡ ಚೆನ್ನಾಗಿರಲಿ ಅಂತ ಹೇಳೋದಕ್ಕೆ ಬಯಸ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಬಾಯ್. ಇಷ್ಟೊತ್ತನಕ ನೀವು ಕೇಳಿದ್ದು ಗುರು ಶಿಷ್ಯರ ಪ್ರಯಾಣ ವಿಶೇಷ ಕಾರ್ಯಕ್ರಮ. ಕೇಳ್ತಾ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ, ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ?
4: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
3: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೆ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇಂದು ಸೆಪ್ಟೆಂಬರ್ 5. ದೇಶದಾದ್ಯಂತ ಅತ್ಯಂತ ಸಡಗರ ಹಾಗೂ ಗೌರವದಿಂದ ಆಚರಿಸಲಾಗುವ ಶಿಕ್ಷಕರ ದಿನಾಚರಣೆಯ ಸುಸಂದರ್ಭ. ಅಕ್ಷರ ಜ್ಞಾನದ ಬೆಳಕನ್ನು ಚೆಲ್ಲಿ ಅದೆಷ್ಟೋ ಜೀವಿಗಳಿಗೆ ರೂಪುರೇಷೆ ಕೊಟ್ಟು ನೈತಿಕತೆಯ ತಡಿ ಹಾಕಿ ಸಮಾಜವನ್ನು ಮುನ್ನಡೆಸುವ ಪ್ರತಿಯೊಬ್ಬ ಪೂಜನೀಯ ಗುರುಗಳಿಗೂ ಶಿಕ್ಷಕರ ದಿನಾಚರಣೆಯ ಹೃದಯಪೂರ್ವಕ ಅಭಿನಂದನೆಗಳು. ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಕರಿಗೆ ನೀಡುವ ಸ್ಥಾನ ಅಪಾರವಾದದ್ದು. ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಜ್ಞಾನದ ದೀಪ ಬೆಳಗುವ ಶಿಕ್ಷಕರು ಬರೀ ಪಠ್ಯಪುಸ್ತಕದ ಪಾಠಗಳನ್ನು ಹೇಳಿಕೊಡೋದಿಲ್ಲ, ಬದಲಿಗೆ ಬದುಕುವ ಕಲೆಯನ್ನು ಅಭ್ಯಾಸ ಮಾಡಿಸುತ್ತಾರೆ. ಮಹಾನ್ ತತ್ವಜ್ಞಾನಿ ಭಾರತರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ನೆನಪಿನಲ್ಲಿ ಆಚರಿಸುವ ಈ ದಿನ ನಮ್ಮ ಜೀವನವನ್ನು ತಿದ್ದಿ ತೀಡಿದ ಪ್ರತಿಯೊಬ್ಬ ಗುರುವಿಗೆ ಪ್ರಣಾಮ ಸಲ್ಲಿಸುವ ಪವಿತ್ರವಾದ ದಿನ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬ ನಾಣ್ಣುಡಿ ಇದೆ. ನಾವು ಹುಟ್ಟಿದಾಗ ಅಂಬೆಗಾಲಿಡಲು ಕಲ್ತಿದ್ದು ಮನೆಯಲ್ಲಿ, ಮೊದಲ ಮಾತನಾಡಿದ್ದು ಅಮ್ಮನ ಮಡಿಲಲ್ಲಿ. ಆದರೆ ಆ ಮನೆಯ ಹೊಸ್ತಿಲು ದಾಟಿ ವಿಶಾಲ ಪ್ರಪಂಚಕ್ಕೆ ಹೆಜ್ಜೆ ಇಟ್ಟಾಗ ನಮ್ಮ ಕೈ ಹಿಡಿದು ಮುನ್ನಡೆಸಿದ್ದು ಶಾಲೆಯ ಅಕ್ಷರ ದೇವಸ್ಥಾನದ ಗುರುಗಳು. ನಾವು ಶಾಲೆಯಲ್ಲಿದ್ದಾಗ ನಮಗೇನೋ ಅದು ಬರೀ ತರಗತಿ ದಿನಗಳಷ್ಟೇ ಅಂತ ಅನ್ಸಿರಬಹುದು, ಆದ್ರೆ ಆ ಪ್ರತಿಯೊಂದು ಪಾಠ, ಪ್ರತಿಯೊಂದು ಬೈಗುಳ, ಪ್ರತಿ ಬಾರಿ ನೀಡಿದ ಮಾರ್ಗದರ್ಶನದ ಹಿಂದೆ ಶಿಕ್ಷಕರ ಹಗಲಿರುಳು ಶ್ರಮವಿರ್ತಾ ಇತ್ತು. ತಾನು ಮೇಣದ ಬತ್ತಿಯಂತೆ ಕರಗಿ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಬೆಳಗಾಗುವ ಶಿಕ್ಷಕರ ಆ ಶ್ರಮಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಅಂತಹ ಶ್ರೇಷ್ಠ ಮಾರ್ಗದರ್ಶನವನ್ನು ಸರಿಯಾದ ರೀತಿಯಲ್ಲಿ ಪಡೆದುಕೊಂಡು ಇವತ್ತು ತಾವು ಕೂಡ ಅದೇ ಶ್ರೇಷ್ಠ ವೃತ್ತಿಗೆ ಇಳಿದು ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿರುವ ಉದಾಹರಣೆಗಳು ನಮ್ಮ ಕಣ್ಮುಂದಿವೆ. ಅಂದು ವಿದ್ಯಾರ್ಥಿಯಾಗಿದ್ದವರು ಇವತ್ತು ತಾವೇ ಗುರುವಾಗಿ ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಶಿಕ್ಷಕರು ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ ಅವರ ಮನಸ್ಥಿತಿ ಹೇಗಿತ್ತು, ತಮ್ಮ ನೆಚ್ಚಿನ ಶಿಕ್ಷಕರಿಂದ ಅವರು ಕಲ್ತಿದ್ದೇನು, ಹಾಗೆ ಆ ಬಾಲ್ಯದ ಸುಂದರ ನೆನಪುಗಳು ಹೇಗಿದ್ದವು ಅನ್ನೋದನ್ನ ಸ್ವತಃ ಅವರ ಬಾಯಿಯಲ್ಲಿಯೇ ಕಿವಿಯಾರೆ ಕೇಳಿಸಿಕೊಳ್ಳೋಣ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ್ದಾರೆ ನಮ್ಮ ಶಿವಮೊಗ್ಗದ ವಿದ್ಯಾನಗರದಲ್ಲಿರುವ ಪ್ರತಿಷ್ಠಿತ ತುಂಗಾ ಹೈಸ್ಕೂಲ್ನ ಇಂಗ್ಲಿಷ್ ಶಿಕ್ಷಕರಾದ ಶಿವಕುಮಾರ್ ಎಂಎಲ್ ಅವರು. ಅವರ ಬಾಲ್ಯ, ವಿದ್ಯಾರ್ಥಿ ಜೀವನದ ಮಧುರ ನೆನಪುಗಳು ಹಾಗೂ ಶಿಕ್ಷಕ ವೃತ್ತಿಯ ಪಯಣವನ್ನ ನಮ್ ಜೊತೆ ಹಂಚಿಕೊಂಡಿದ್ದಾರೆ, ಬನ್ನಿ ಕೇಳೋಣ.
3: ಮೇಡಮ್ ನಮಸ್ತೆ, ನಾನು ಶಿವಕುಮಾರ್ ಅಂತ ಹೇಳಿ, ನಾನು ಹೊನ್ನಾಳಿ ತಾಲೂಕ್ ಕೆಂಚಿಕೊಪ್ಪ ಎಂಬ ಒಂದು ಸಣ್ಣ ಗ್ರಾಮದಿಂದ ಬಂದಿರತಕ್ಕಂಥವ್ರು ಮೇಡಮ್.
4: ಓಕೆ ಓಕೆ ಸರ್. ಸರ್, ಈಗ ನೀವು ಒಂದ್ ಕಾಲದಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಕೂರ್ತಿದ್ರು ಅಥವಾ ಫಸ್ಟ್ ಬೆಂಚ್ ಅಲ್ಲಿ ಕೂರ್ತಾ ಇದ್ರ ಸ್ಟೂಡೆಂಟ್ ಆಗಿ?
3: ನಾನು ಒಂದ್ ಕಾಲದಲ್ಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಮೇಡಮ್. ನಾನು
4: ಓಕೆ
3: ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಪಾಠದಲ್ಲಿ ಬಹಳ ಆಸಕ್ತಿ.
4: ಓಕೆ, ಹೇಗಿತ್ತು ಸರ್ ಅಂದ್ರೆ ಆಗ ಲಾಸ್ಟ್ ಬೆಂಚ್ ಅಂತಂದ್ರಿ, ಅಲ್ಲಿ ಕೂತು ಪಾಠ ಕೇಳೋದ್ರಲ್ಲಿ ಒಂದ್ ಸ್ವಲ್ಪ ಆಸಕ್ತಿ ಜಾಸ್ತಿ ಇರ್ತಿತ್ತು ಅಥವಾ ಹೇಗಿರ್ತಿತ್ತು ಅಂತ?
3: ಲಾಸ್ಟ್ ಬೆಂಚ್ ಅಲ್ಲಿ ಕೂತು ಕೇಳ್ತಕ್ಕಂಥದ್ದು ಮೇಡಮ್, ನಾವು ಟೀಚರ್ ಮಾಡ್ತಕ್ಕಂತ ವಿದ್ಯಾರ್ಥಿಗಳಾಗಿರ್ಲಿಲ್ಲ ಆ ಸಮಯದಲ್ಲಿ. ನಾನು ಸುಮಾರು ಒಂದು 86-90 ಕಾಲಘಟ್ಟದ ಘಟನೆಗಳಂತ ಹೇಳ್ತಾ ಇರೋದು. ಲಾಸ್ಟ್ ಬೆಂಚ್ ಕೂಡ ಇಟ್ಸ್ ಅ ವೆರಿ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಆಗಿದ್ವಿ ನಾವುಗಳೆಲ್ಲ. ಯಾಕೆಂದ್ರೆ ನಮ್ಗೆ ಶಿಕ್ಷಣ ನೀಡ್ತಕ್ಕಂತ ಟೀಚರ್ಸ್ ಗಳು ಆ ರೀತಿ ಇದ್ರು ಮೇಡಮ್. ಅವರ ಎಲ್ಲಿ ಅವ್ರ ಒಂದು ನಾವು ನೆಲ್ ಮೇಲ್ ಕುಂತು ಕೂಡ ಆ ಕೇಳುವ ಒಂದು ಆಸಕ್ತಿ ಬಹಳ ಇತ್ತು. ಯಾಕೆಂದ್ರೆ ಆವತ್ತಿನ ಕಾಲದ ಬೋಧನೆ, ಆವತ್ತಿನ ಕಾಲದ ಗುರುವಿನ ಸ್ಥಾನಮಾನ ಆ ರೀತಿಯಾಗಿತ್ತು ಮೇಡಮ್. ನಮಗೆ ನಮ್ಮ ಮೇಷ್ಟ್ರು ಏನಾದ್ರು ಬಂದ್ರು ಅಂದ್ರೆ ದೇವರ ಸಮಾನದ ಮೇಷ್ಟರಾಗಿದ್ರು ಅವರೆಲ್ಲ. ಜ್ಞಾನದ ಒಂದು ಭಂಡಾರವನ್ನೇ ಇಟ್ಕೊಂಡು ಬಂದಿರತಕ್ಕಂತ ಮೇಷ್ಟ್ರಗಳಾಗಿದ್ರು ಮೇಡಮ್ ಅವರು. ಸೊ ಇಂತ ಒಂದು ಸಂದರ್ಭದಲ್ಲಿ ನಮಗೆ ಆ ಮೇಷ್ಟ್ರಗಳು ಬಂದ ಕೇಳಿದ್ರೆ ಒಂಥರ ಇದಾಗಿತ್ತು. ಆ ಬಾಲ್ಯದಲ್ಲಿ ನಮ್ಮದು ಕಥೆಗಳು ಆಟಗಳು ಎಲ್ಲವೂ ಇರ್ತಾ ಇದ್ವು, ಜೊತೆ ಆ ಮೇಷ್ಟ್ರು ಬೋಧನೆ ಮಾಡ್ತಕ್ಕಂಥದ್ದು. ನಮ್ಮ ಮೇಷ್ಟ್ರು ನಮಗೆ ಹೆಮ್ಮೆ ಮೇಡಮ್ ಇವತ್ತಿಗೂ ಕೂಡ, ಯಾಕೆಂದ್ರೆ ಅವರ ಬೋಧನೆ ಆ ರೀತಿ ಇರ್ತಾ ಇತ್ತು, ನಮ್ಮನ್ನ ಅಟ್ರಾಕ್ಟಿವ್ ಮಾಡ್ತಕ್ಕಂತ ಬೋಧನೆ ಇರ್ತಾ ಇತ್ತು. ಅವತ್ತಿನ ದಿನ ಹೆವಿ ಸಿಲೆಬಸ್, ಇವತ್ತಿನ ಕಾಲದಲ್ಲಿ ಆ ರೀತಿಯಾಗಿರ್ತಕ್ಕಂತ ಪಠ್ಯಕ್ರಮಗಳು ಹೆವಿ ಆಗಿಲ್ಲ. ಅವತ್ತು ದಿವಸ ನಮಗೆ ಹೆವಿ ಸಿಲೆಬಸ್ ಆಗಿದ್ರು ಕೂಡ ಒಂದು ಜ್ಞಾನವನ್ನ ತಿಳ್ಕರ್ತಕ್ಕಂತ ವಿಚಾರಗಳನ್ನ, ಅನೇಕ ವಿಚಾರಗಳನ್ನ ನಾವು ಶಾಲೆಯಲ್ಲಿ ಕಲ್ತೀವಿ ಮೇಡಮ್. ನಮ್ಮ ಶಾಲೆ ಅಂದ್ರೆ ಒಂದ್ ರೀತಿಯಲ್ಲಿ ನಾವು ಏನು ಅಂದ್ರೆ ಶಾಲೆ ಬಿಡ್ಲಿಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ. ಕಾರಣ ಏನು ಅಂದ್ರೆ ಅವತ್ತಿನ ಕೊಡ್ತಕ್ಕಂತ ಶಿಕ್ಷಣ, ಮೇಷ್ಟ್ರುಗಳ ಭಯ ನಮಗಿತ್ತು, ಶಾಲೆಗೆ ಹೋಗ್ಲೇಬೇಕು ಅಂತಕ್ಕಂತ ಮೈಂಡ್ ಸೆಟ್ ಇತ್ತು, ನಾವು ಶಾಲೆಗೆ ಹೋಗ್ತಾ ಇದ್ವಿ.
4: ಓಕೆ ಓಕೆ ಓಕೆ ಸರ್. ಈಗ ಸ್ಕೂಲ್ ಡೇಸ್ ನಲ್ಲಿ ಯಾವ ಟೀಚರ್ ಹೆಸರು ಕೇಳಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು, ಈಗ ನೀವು ಅದೇ ಕರೆಕ್ಟ್ ಟೀಚರ್ ಆಗಿ ಆ ಜಾಗದಲ್ಲಿ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮನ್ನ ಹೇಗ್ ನೋಡ್ತಾರೆ ಅಂತ?
3: ಒಳ್ಳೆ ಪ್ರಶ್ನೆ
4: ಕೇಳಿದೆ.
3: ಯಾಕೆಂದ್ರೆ ನನಗೆ ಅವತ್ತು ಭಯ ಇತ್ತು ಮೇಷ್ಟ್ರು ಕಂಡ್ರೆ. ಎಂತ ಭಯ ಇತ್ತು ಅಂದ್ರೆ ಜ್ಞಾನದ ಭಯ ಇತ್ತು, ಆರೋಗ್ಯಕರವಾದ ಭಯ ಇತ್ತು. ನಿಮಗೆ ಹೆದರಿಸ್ತಕ್ಕಂತ ಟೀಚರ್ಸ್ ಇರ್ಲಿಲ್ಲ, ಆದ್ರೆ ಆ ಮೇಷ್ಟ್ರನ ಪ್ರತಿರೂಪ ನೋಡಿದ್ರೆ ನಮಗೆ ಆರೋಗ್ಯದ ಭಯ, ಆರೋಗ್ಯಕರವಾದ ಭಯ ಮತ್ತೆ ಜ್ಞಾನದ ಭಯ ಇತ್ತು. ನಮ್ಮನ್ನ ಬಹಳ ಪ್ರೀತಿಯಿಂದ ಬಹಳ ಇದ್ರಲ್ಲಿ ನಮಗೆ ಪಾಠವನ್ನ ಹೇಳ್ಕೊಡ್ತಾ ಇದ್ರು. ನಾವೇನೋ ಒಂದ್ ಕರಿಬೇಕು, ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂತಕ್ಕಂಥದ್ದು ಅವಾಗೇ ನಮ್ ತಲೆಯಲ್ಲಿ ಅವ್ರು ಬಿತ್ತಾ ಇದ್ದೀವಿ ಮೇಡಮ್. ನಾನ್ ಪ್ರಾಥಮಿಕ ಶಾಲೆಗೆ ಬಂದ್ರೆ ನಾನ್ ಬಹಳ ಜನ ನೆನ್ಸ್ಕೊಳ್ತೀನಿ ಈ ಸಂದರ್ಭದಲ್ಲಿ. ನನಗೆ ಅದರಲ್ಲಿ ನಾನು ಇನ್ನೂ ವಿಶೇಷವಾಗಿ ಹೇಳ್ತೀನಿ, ನಾನು ಫಸ್ಟ್ ಶಿಸ್ತ್ ಅನ್ಕಂತಿದ್ದು ಪ್ರಾಥಮಿಕ ಶಾಲೆಗೆ. ಅದಕ್ಕೆ ಕಾರಣ ನಮ್ಮ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಚಂದ್ರಪ್ಪನವರು. ಇವತ್ತು ಚಂದ್ರಪ್ಪನವರು ಒಬ್ರು ದೈಹಿಕ ಶಿಕ್ಷಕರಾದ್ರು ಕೂಡ ನನಗೊಂದು ಎಜುಕೇಶನ್ ಕೊಡ್ತಾ ಇದ್ರು, ಶಿಸ್ತಿನ ಎಜುಕೇಶನ್. ನನ್ನ ಜೀವನದಲ್ಲಿ ಮರೆಯಲಾಗದೇ ಇರತಕ್ಕಂಥ ಶಿಕ್ಷಣ ಮೇಡಮ್, ಬಹಳ ನೆನಪು ಮಾಡ್ಕೊಂತೀನಿ. ಅವ್ರು ನಾವು ಹೆಂಗ್ ಬರ್ಬೇಕು ಶಾಲೆಗೆ, ಹೆಂಗ್ ಬಟ್ಟೆಗಳನ್ನ ಹಾಕಬೇಕು ಅವತ್ತೇ ಡಿಸೈಡ್ ಮಾಡೋರು ಅವರು. ನಾನು ಹೆಂಗ್ ತಲೆ ಬಾಚಬೇಕು, ತಲೆ ಕೊಬ್ಬರಿನೇ ಹಾಕಿದೀನಿ ನೋಡಿ, ಇವೆಲ್ಲವೂ ಕೂಡ ನನಗೆ ಶಾಲೆ ಕಲ್ಸ್ಕೊಡ್ತೀವಿ ಪ್ರಾಥಮಿಕ ಶಾಲೆ. ನಾನು ಇವತ್ತಿಗೂ ಕೂಡ ನನ್ನ ದೈಹಿಕ ಶಿಕ್ಷಕರಾಗಿರ್ತಕ್ಕ ಚಂದ್ರಪ್ಪನವರು, ಅವರು ಸುರುವನ್ನೇ ಅವ್ರು ಮೇಡಮ್, ಇವತ್ತಿಗೂ ಇದಾರೆ. ನಾನು ಅವ್ರನ್ನ ಮರೆಯಕ್ ಸಾಧ್ಯ, ನಾನು ಅವ್ರಿಂದ ಶಿಸ್ತು ಕಲ್ತೆ. ಆ ಶಿಸ್ತಿನಿಂದ ನಾನೇನ್ ಮಾಡ್ದೆ, ಅನೇಕ ಪಾಠಗಳನ್ನ ಕಲಿತೆ. ಅವತ್ತಿನ ಪ್ರಾಥಮಿಕ ಶಾಲೆಯಲ್ಲಿ ನನಗೆ ಬೋಧನೆ ಮಾಡ್ತಕ್ಕಂಥವ್ರು ಎಲ್ಲ ಮೇಷ್ಟ್ರುಗಳು ಕೂಡ ಬಹಳ ಜನೈನ್ ಮೇಷ್ಟ್ರುಗಳು ಮೇಡಮ್, ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ. ಇವತ್ತು ಒಂದು ಹಂತಕ್ಕೆ ಬರ್ಲಿಕ್ಕೆ ಇದಾಯ್ತು. ಹಾಗೆ ನಾನು ಪ್ರೌಢಶಾಲೆಗೆ ಬಂದೆ. ಪ್ರೌಢಶಾಲೆಗೆ ಬಂದಾಗ ನನಗೆ ಬಹಳ ಇವತ್ತಿಗೂ ಮರಿಲಾರಿರ್ತಕ್ಕಂಥ ಮೇಷ್ಟ್ರುಗಳು, ನನಗೆ ನಾನು ಸದಾ ನೆನ್ಪಿಡ್ಕೊಂಡಿರ್ತಕ್ಕಂಥವ್ರು, ನಮಗೆ ನಮಗೆ ಕನ್ನಡ ಪಂಡಿತರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಕೆ ಬಿ ಬಸವರಾಜಪ್ಪನವ್ರು, ಹೊನ್ನಾಳಿ ತಾಲೂಕು ಮಾದನಹಳ್ಳಿ ಗ್ರಾಮದವರು ಮೇಡಮ್
4: ಬಸವರಾಜಪ್ಪನವ್ರು.
3: ಇವತ್ತು ನನಗೆ ಕೆ ಬಿ ಬಸವರಾಜಪ್ಪನವರು ಹಾಕಿಕೊಟ್ಟಿರತಕ್ಕಂಥ ಮಾರ್ಗದರ್ಶನ, ನಾನೊಬ್ಬ ಇವತ್ತು ಮೇಷ್ಟ್ರಾಗಿ ನನಗೆ ನಾನು ಆ ನಮ್ಮ ಕೆ ಬಿ ಬಸವರಾಜಪ್ಪನವ್ರು ನನಗೆ ಏನು ಶಿಕ್ಷಣವನ್ನ ಹಾಕಿಕೊಟ್ರು, ನನಗೇನು ಬುನಾದಿಯನ್ನ ಮಾಡಿದ್ರು, ನನಗೆ ಏನು ಮಾಡಿದ್ದಾರೆ, ಇವತ್ತು ನನಗೆ ಶಾಲೆಯಲ್ಲಿ ನನ್ನ ಮಕ್ಳಿಗೆ ಕಲ್ಸಕ್ಕೆ ನನಗೆ ಅವ್ರ ಮಾರ್ಗದರ್ಶನ ಬಹಳಷ್ಟು ಸಹಕಾರಿಯಾಗಿದೆ ನನಗೆ.
4: ಸೂಪರ್ ಸೂಪರ್ ಸರ್. ಓಕೆ.
3: ನನಗೆ ಒಂದು ವ್ಯಾಕರಣ ವಿಭಾಗ ಆಗಿರ್ಬೋದು, ಪ್ರಜಾಪ ಮಿಶ್ರು ನಾನು ಮರೆಯಕ್ ಸಾಧ್ಯನೇ ಇಲ್ಲ. ಹಾಗೆ ನನಗೆ ಗಣಿತ ಹೇಳ್ಕೊಟ್ಟಿರ್ತಕ್ಕಂಥ ನಾಗರಾಜ್ ಮಿಶ್ರು ಮಿಶ್ರ ಆಗಿರ್ಬೋದು, ನನಗೆ ಸೋಷಿಯಲ್ ಹೇಳ್ಕೊಟ್ಟಿರ್ತಕ್ಕಂಥ ನಮ್ ಶಂಕರ ಮಾಸ್ಟರ್ ಆಗಿರ್ಬೋದು, ವಿಜ್ಞಾನ ಹೇಳ್ಕೊಟ್ಟಿರ್ತಕ್ಕಂಥ ರಾಜಪ್ ಮಾಸ್ಟರ್ ಆಗಿರ್ಬೋದು, ಇಂಗ್ಲಿಷ್ ಹೇಳ್ಕೊಟ್ಟಿರ್ತಕ್ಕಂಥ ರಾಮಪ್ಪ ಮಾಸ್ಟರ್ ಆಗಿರ್ಬೋದು, ನನ್ನ ಹಿಂದಿಯಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ಲಲಿತಾ ಟೀಚರ್ ಆಗಿರ್ಬೋದು, ಇವರೆಲ್ಲ ಅವರ ಗುಣನು ಹಾಗೆ ಇದ್ವು ಮೇಡಮ್. ಆದರ್ಶ ಹೇಳ್ತಾ ಗುಣ, ಆ ಗುಣ ನನಗೆ ಬಹಳಷ್ಟು ಪರಿಣಾಮ ಬೀರ್ತು. ಇವತ್ತು ನಾನೊಬ್ಬ ಮೇಷ್ಟ್ರ ಆಗಿ ನನಗೆ ಅವರ ಗುಣಗಳೇ ನಾನು ಮೈಗೂಡಿಸ್ಕೊಂಡು ಇವತ್ತು ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಪಾಠವನ್ನು ಮಾಡ್ತಾ ಇದ್ದೀನಿ ನಾನು.
4: ಸೂಪರ್ ಸೂಪರ್ ಸರ್. ಓಕೆ, ಈಗ ತಾನೇ ಹೇಳಿದ್ರಿ ಅಂದ್ರೆ ಶಿಸ್ತು ಅನ್ನೋದು ಗುರುಗಳಿಂದ ಫಸ್ಟ್ ಕಲಿಬೇಕು ಅಂತ. ಈಗ ನೀವು ಗುರುಗಳಾಗಿದ್ದೀರಾ, ನಿಮ್ಮಿಂದ ಸ್ಟೂಡೆಂಟ್ಸ್ ಅವರು ಯಾವ ರೀತಿ ಕಲಿತಾ ಇದ್ದಾರೆ ಸರ್? ಈಗ
3: ನನಗೆ ಅವತ್ತೇನು ಶಿಸ್ತು ಅಂತ ಇತ್ತು, ನನಗೆ ಇವತ್ತು ಕೂಡ ನನ್ನ ಶಾಲೆಯಲ್ಲಿ ಮೇಡಮ್, ನನ್ನ ಶಾಲೆಯಲ್ಲಿ ನಾನು ಮೊದಲು ಕಲಿಸ್ತಕ್ಕಂಥದ್ದೇ ಶಿಸ್ತು ಮೇಡಮ್.
4: ಓಕೆ ಓಕೆ.
3: ವಿದ್ಯಾರ್ಥಿಗಳಿಗೆ ಶಿಸ್ತು, ಸ್ವಾಭಿಮಾನವನ್ನ ಕಲಿಸ್ತೀನಿ. ಒಬ್ಬೊಬ್ಬರೇ ಬದುಕ್ತಕ್ಕಂಥ ಸ್ವಾಭಿಮಾನವನ್ನ ಕಲಿಸ್ತಾ ಇದ್ದೀನಿ, ಬದುಕನ್ನು ಕಟ್ಕೊಳ್ತಕ್ಕಂಥ ಸ್ವಾಭಿಮಾನವನ್ನ ಕಲಿಸ್ತಾ ಇದ್ದೀನಿ. ಆ ಶಿಸ್ತು ಇವತ್ತು ನನಗ್ ಹೆಂಗೆ ನನ್ನ ಮೇಷ್ಟ್ರುಗಳು ಕಾಪಾಡ್ತಾ ಇದ್ರು, ನನಗ್ ಹೆಂಗೆ ನನ್ನ ಮೇಷ್ಟ್ರು ನೀನು ಒಳ್ಳೆ ಬಟ್ಟೆ ನನ್ನ ಹಳೆ ಬಟ್ಟೆ ಆದ್ರೂ ಕೂಡ ಅವತ್ ನಮ್ದು ಹರಕ ಬಟ್ಟೆ ಮೇಡಮ್, ಆದ್ರೂ ಕೂಡ ನನಗೆ ಬಹಳಷ್ಟು ಇದಾಗಿರ್ತಕ್ಕಂತ ಒಂದು ಶಿಸ್ತನ್ನ ಹೇಳ್ಕೊಡ್ತಾ ಇದ್ರು ನನಗೆ. ಇಂತ ಒಂದು ಅವತ್ತಿನ ಆ ಶಿಸ್ತನ್ನ ಇವತ್ತು ನಾನು ನನ್ನ ಮಕ್ಳಿಗೆ ಕಲಿಸ್ತಾ ಇದ್ದೀನಿ ಮೇಡಮ್. ನನ್ನ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಳಿಗೆ ಎಲ್ಲರಿಗೂ ನನಗೆ ಆ ಗುಣ ಬಂತು ಅವ್ರ ಕಡೆಯಿಂದ, ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಕ್ಳು ನನ್ನ ಶಾಲೆಯಲ್ಲಿ ಬಹಳ ಶಿಸ್ತಿನಿಂದ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಳು ಬಹಳಷ್ಟು ಬಡತನದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತ ಮಕ್ಳು ಮೇಡಮ್, ಹಾಗೆ ಬಂದಿರತಕ್ಕ ಅವರಿಗೆ ಶಿಸ್ತು, ಇದರಿಂದ ಮಕ್ಳು ಬಹಳಷ್ಟು ಬದಲಾವಣೆ ಆಗ್ತಾ ಇದಾರೆ, ಕಲಿತಾ ಇದಾರೆ. ಬಹಳ ನನಗೆ ನನಗೆ ಹಾಕೊಟ್ಟ ಗುರುಗಳ ಮಾರ್ಗದರ್ಶನ ಇವತ್ತು ನನ್ನ ಮಕ್ಳ ಮೇಲೆ ನಾನು ಪರಿಣಾಮಕಾರಿಯಾಗಿ ಬೀಳ್ತಾ
4: ಇದ್ದೀನಿ. ಖುಷಿ ಆಯ್ತು ಕೇಳಿ. ಓಕೆ ಸರ್, ಈಗ ಸ್ಟೂಡೆಂಟ್ ಆಗಿದ್ದಾಗ ಹೋಮ್ವರ್ಕ್ ಮಾಡಿಲ್ಲ ಅಂತಂದ್ರೆ ಏನೋ ಒಂದ್ ನೆಪ ಹೇಳ್ತಾ ಇದ್ರಿ, ಏನೋ ಒಂದ್ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರಿ ಅಂತ ಕಾಣತ್ತೆ. ಆಗ ಈಗ ನಿಮ್ಮ ಸ್ಟೂಡೆಂಟ್ಸ್ ಅದೇ ತರ ರೀಸನ್ಸ್ ಹೇಳ್ತಾರ ಅಥವಾ ಬೇರೆ ಯಾವ ರೀತಿ ರೀಸನ್ಸ್ ಹೇಳ್ತಾರೆ? ಅಥವಾ ಕೋಪ ಬರುತ್ತಾ ಸ್ಟೂಡೆಂಟ್ ಗೆ ಹೇಗೆ ಸರ್?
3: ಮೇಡಮ್, ನಾನು ಸ್ಟೂಡೆಂಟ್ ಆಗಿದ್ದಾಗ ಹೋಮ್ವರ್ಕ್ ಮಾಡ್ಕೊಂಡಿಲ್ಲ ಅಂದ್ರೆ ನನಗೆ ಶಿಕ್ಷೆ ಇರ್ತಾ ಇತ್ತು.
4: ಓಕೆ,
3: ಆ ಶಿಕ್ಷೆ ನಾನು ಇವತ್ತು ಸುಂದರವಾದ ಬದುಕನ್ನ ಕಟ್ಕೊಳ್ಳಿಕ್ಕೆ ಆ ಶಿಕ್ಷೆ ನನಗೆ ದಾರಿ ಆಯ್ತು.
4: ಓಕೆ ಓಕೆ, ಹಾ ಸರ್.
3: ನೆಪ ಹೇಳಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಯಾಕೆಂದ್ರೆ ಅವತ್ತಿನ ಆ ರೀತಿಯಾಗಿರ್ತಕ್ಕಂಥ ಕಾಲಘಟ್ಟ ಇತ್ತು ಮೇಡಮ್. ಅವತ್ತು ನಾನು ಹೋಮ್ವರ್ಕ್ ಬಿಟ್ಟು ಬಂದೆ ಅಂದ್ರೆ ಅದು ನನ್ನದೇ ಆಗಿರ್ತಕ್ಕಂಥ ತಪ್ಪು ಅನ್ನೋದು ನನಗೆ ಬಹಳ ಬೇಗ ಅರಿವಾಗ್ತಾ ಇತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಶಿಕ್ಷೆ ಹೋಮ್ವರ್ಕ್ ಮಾಡ್ಕೊಂಡು ಬರದೇ ಇದ್ದಿದ್ರೆ ನೂರಾರು ಕಾರಣಗಳು ಇದ್ದೇ ಇರ್ತವೆ. ಆದ್ರೆ ಇವತ್ತು ನಾನೊಬ್ಬ ಮೇಷ್ಟರ್ ಆಗಿ ಬಹಳ ತಾಳ್ಮೆಯಿಂದ ಅದನ್ನು ಸಹಿಸಿಕೊಂಡು ಇವತ್ತು ಮಾಡಲಿಲ್ಲ ಅಂದ್ರೆ ನಾಳೆ ಮಾಡ್ಕೊಂಡ್ ಬರೋ.
4: ಓಕೆ,
3: ನಾನೇ ಮಾಡ್ಕೊಂಡ್ ಬರಪ್ಪ, ಬಹಳ ತಾಳ್ಮೆಯಿಂದ ಹೇಳ್ಬೇಕು ಇವತ್ತಿನ ವಿದ್ಯಾರ್ಥಿಗಳಿಗೆ. ನಾಳೆ ಆ ವಿದ್ಯಾರ್ಥಿ ಮಾಡ್ಕೊಂಡು ಬರ್ತಾರೆ ಮೇಡಮ್. ನನ್ನ ಶಿಕ್ಷೆ ಇವತ್ತಿನ ವಿದ್ಯಾರ್ಥಿಗಳಿಗೆ ತಾಗಲ್ಲ, ಆದ್ರೆ ನನ್ನ ತಾಳ್ಮೆ ಇವತ್ತಿನ ವಿದ್ಯಾರ್ಥಿಗಳು ನಾಳೆ ಮಾಡ್ಕೊಂಡ್ ಬರ್ತಾ ಇದಾರೆ.
4: ಖಂಡಿತ ಸರ್, ಖಂಡಿತ.
3: ಅರಿವನ್ನು ಮೂಡಿಸ್ಬೇಕಾಗಿದೆ. ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಅರಿವನ್ನು ಮೂಡಿಸ್ಬೇಕಾಗಿದೆ. ನಾನು ವಿದ್ಯಾರ್ಥಿಯ ಇದ್ದ ಕಾಲಘಟ್ಟದಲ್ಲಿ ನನಗೆ ಅರಿವಾಗ್ತಾ ಇತ್ತು. ಹಾಗಿದೆ ಮೇಡಮ್,
4: ಕ್ಲಾಸ್ ರೂಮ್ ಅಲ್ಲಿ ಬೋರ್ಡ್ ಮೇಲೆ ಟೀಚರ್ ಹೆಸರು ಬರೆದು ತುಂಟಾಟ ಮಾಡುವ ದಿನಗಳಲ್ಲಿ ನಿಮ್ಮ ಪಾಲ್ ಏನಾದ್ರೂ ಇಷ್ಟಿತ್ತ? ಅಂದ್ರೆ ಈಗ ನೀವೇ ಆ ಬೋರ್ಡ್ ಇದ್ರು ನಿಂತು ಈಗ ಪಾಠ ಮಾಡುವಾಗ ಆ ದಿನಗಳು ಏನಾದ್ರು ನೆನಪಾಗುತ್ತಾ ಅಂತ?
3: ಖಂಡಿತ ನೆನಪಾಗುತ್ತೆ.
4: ಓಕೆ,
3: ಅವತ್ತಿನ ದಿನ ನಾನು ಖುಷಿಯಿಂದ ಬರೀತಾ ಇದ್ದೆ ನಮ್ಮ ಮೇಸ್ತುಗಳ ಹೆಸರು. ಇವತ್ತಿಗೂ ನಾನು ಖುಷಿಯಿಂದ ನಮ್ಮ ಮೇಸ್ತುಗಳ ಹೆಸರು ಬರೀತೇನೆ.
4: ಓ ಸೂಪರ್ ಸರ್.
3: ಅವತ್ ಮೇಸ್ತುಗಳು ಶಾಲೆಗೆ ಬರ್ತಾರೆ ಅಂದ್ಮೇಲೆ ಅದೇ ಬೋರ್ಡ್ ಮೇಲೆ ಬರೆದು ವಿಷಯವನ್ನ ಬರೆದು ಎರಡಿಗೆ ಇಟ್ಟು ಬಿಡ್ತಿದ್ವಿ ನಾವು. ಅದೊಂಥರ ಖುಷಿ ನನಗೆ, ಅದೊಂಥರ ಗೌರವ ನಮ್ಮ ಮೇಸ್ತುಗಳ ಮೇಲೆ. ಇವತ್ ನನ್ನ ಶಾಲೆಯಲ್ಲೂ ಕೂಡ ನನ್ನ ಮಕ್ಳು ಏನ್ ಮಾಡ್ತಾ ಇದಾರೆ, ಅದೇ ರೀತಿಯಾದ ಮಾರ್ಗದರ್ಶನ ಅದೇ ರೀತಿಯಾಗಿ ಮಾಡ್ತಾರೆ. ಬರೀತಾರೆ, ಆಡ್ತಾರೆ, ನಲಿತಾರೆ ಬೋರ್ಡ್ ಮೇಲೆ. ಏನನ್ನ ಕಲ್ತೀವಿ ಅನ್ನೋದನ್ನ ನಾವು ಹೇಳ್ಕೊಟ್ಟಿರ್ತೀವಿ, ಅದೇ ರೀತಿ ಬರೀತೀವಿ. ಬರೀತಾರೆ, ಸೆಮಿನಾರ್ ಮಾಡ್ತಾರೆ ಇವತ್ತಿನ ಮಕ್ಳು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾವ್ಯಾವ ಮೇಸ್ತುಗಳು ಹೆಂಗೆಂಗ್ ಪಾಠ ಮಾಡ್ತಾರೆ ಹಂಗ ಮಾಡಪ್ಪ ಅಂತ ಟಾಪಿಕ್ ಕೊಟ್ಟು ಒಂದ್ ದಿನ ಅವ್ರಿಗೆ ಗ್ಯಾಪ್ ಕೊಟ್ಬಿಟ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ತಾ ಬಂದಾರೆ. ಕಾಲಘಟ್ಟದಲ್ಲಿ ಅವತ್ತು ನಾವು ಬಹಳ ಬೇಗ ಎಚ್ಚೆತ್ಕೊಂಡ್ ಕಲಿತಾ ಇದ್ವಿ. ಇವತ್ತಿನ ಕಾಲದಲ್ಲಿ ಏನಂದ್ರೆ ಬಹಳ ಸ್ಲೋ ಆಗಿ ಮಾಡ್ಕೊಂಡು ಹೋಗ್ಬೇಕಾಗಿದೆ.
4: ಸರ್, ಈಗ ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವ್ದಿತ್ತು ಸರ್ ಅವಾಗ ನೀವು ಸ್ಟೂಡೆಂಟ್ ಆಗಿದ್ದಾಗ?
3: ನನಗೆ ನಮ್ಮ ಫೇವರೇಟ್ ಸಬ್ಜೆಕ್ಟ್ಸ್ ನಮಗೆ ನನಗೆ ಕನ್ನಡದಲ್ಲಿ ಬಹಳ ಆಸಕ್ತಿ ಇತ್ತು, ಹಾಗೆ ಇಂಗ್ಲಿಷ್ ನದು ಬಹಳ ಆಸಕ್ತಿ ಇತ್ತು. ಬರ್ಬರ್ತಾ ನನಗೆ ಇಂಗ್ಲಿಷ್ ಭಾಷೆನ ಕಲಿಬೇಕು, ಇದು ಮಾಡಬೇಕು ಅಂತಕ್ಕಂತ ಆಸಕ್ತಿ ಬಹಳನೇ ಇತ್ತು. ಇವತ್ತು ಕನ್ನಡನು ಹಾಗೆ ಕಲಿತೆ ನಾನು, ಇಂಗ್ಲಿಷ್ ಹಾಗೆ ಕಲಿತೆ ನಮ್ಮ ಮೇಷ್ಟ್ರಗಳಿಂದ. ಆ ಜ್ಞಾನ ನಾನು ಇವತ್ತಿಗೂ ಮರ್ತಿಲ್ಲ. ಅವ್ರು ಹಾಕೊಟ್ಟ ಆ ಎರಡು ಭಾಷೆಗಳ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಇಂಗ್ಲಿಷ್ ಟೀಚರ್ ಆಗಿ ಬೋಧನೆ ಮಾಡ್ತಾ ಇದ್ದೀನಿ.
4: ಸೂಪರ್ ಸೂಪರ್,
3: ಅದ್ರಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ.
4: ಓ ಸೂಪರ್ ಸರ್. ಓಕೆ ಸರಿ, ರಿಸಲ್ಟ್ ಡೇ ದಿನ ರಿಪೋರ್ಟ್ ಕಾರ್ಡ್ ಕೈಗೆ ಸಿಕ್ಕುವಾಗ ನಿಮ್ಮ ಹಾರ್ಟ್ ಬೀಟ್ ಹೇಗಿರ್ತಿತ್ತು? ಈಗ ನೀವೇ ಮಾರ್ಕ್ ಶೀಟ್ ನ ಕೊಡುವಾಗ ಆ ಮಕ್ಕಳ ಎಕ್ಸೈಟ್ಮೆಂಟ್ ಅಥವಾ ಭಯ ನೋಡಿದ್ರೆ ಏನ್ ಅನ್ಸುತ್ತೆ ಸರ್?
3: ನಮಗೆ ಇದು ಒಳ್ಳೆ ಪ್ರಶ್ನೆ ಮೇಡಮ್.
4: ಓಕೆ,
3: ನಮಗೆ ನಾನು ವಿದ್ಯಾರ್ಥಿಯಾಗಿದ್ದಾಗ ರಿಪೋರ್ಟ್ ಕಾರ್ಡ್ ಕೊಡ್ತಾರೆ ಅಂದ್ರಾಗ ಬಹಳ ಭಯದಿಂದ ಹೋಗ್ತಾ ಇದ್ದೆ. ಏನಾಗಿದೆಯೋ ಏನೋ, ಏನಾಗಿದೆಯೋ ಏನೋ, ಹೆಂಗ್ ಬರ್ದಿನ ಏನೋ ಏನೋ ಅಂತ ಹೇಳಿ. ಯಾಕೆಂದ್ರೆ ನಾನು ಬೇಸಿಕಲಿ ಜಸ್ಟ್ ಪಾಸ್ ಸ್ಟೂಡೆಂಟ್ ಮೇಡಮ್. ನಾನು ಒಳ್ಳೆ ಸ್ಕೋರ್ ಮಾಡಿರ್ತಕ್ಕಂಥದ್ದು 8, 9, 10 ತರಗತಿ ಬಂದಾಗ ಮೇಡಮ್. ಬಹಳ ಭಯದಿಂದ ಹೋಗ್ತಾ ಇದ್ರಿ. ಆಮೇಲೆ ಏನಾಗ್ತಾ ಇತ್ತು, ಕೈ ಕೊಟ್ಟಾದ್ಮೇಲೆ ಅದು ನಮ್ಮ ಮೇಸ್ಟ್ ಹೇಳ್ಬೇಕು ಏ ಚೆನ್ನಾಗಿ ತೆಗೆದಿಕೊಳ್ಳ ಪರವಾಗಿಲ್ಲ ಅಂದ್ರೆ ನಮಗೆ ಖುಷಿ ಆಗ್ತದೆ,
4: ಖುಷಿ ಆಗುತ್ತೆ.
3: ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ವಿದ್ಯಾರ್ಥಿಗಳಲ್ಲಿ ಮುಂಚೆನೆ ಗೊತ್ತಾಗಿರ್ತಾವ್ರಿ ನಾನು ಇಲ್ಲಿ ಬಹಳ ಚೆನ್ನಾಗಿ ಬರ್ದಿನಿ, ನನಗೆ ಮಾತು ಬಂದೇ ಬರುತ್ತೆ ಅಂತ ಬಟ್ ಏನು ಕೆಲವೊಂದು ಬೇರೆ ಬೇರೆ ಸನ್ನಿವೇಶದಲ್ಲಿ ಕಡಿಮೆ ಅಂಕಗಳು ತೊಡಗತಕ್ಕಂತ ಕೆಲವೊಂದು ವಿಚಿತ್ರಗಾರಿಕೆ ಸಮಯಗಳನ್ನ ನೋಡಿದಾಗ ಬಹಳ ಬೇಸರ ಅನ್ಸ್ತದೆ ಹಿಂದಿನ ಕಾಲದಲ್ಲಿ. ಯಾಕೆಂದ್ರೆ ಅಂಕಗಳೇ ಮಾನದಂಡ ಅಲ್ಲ. ಈಗ ನಾವುಗಳು ಜಸ್ಟ್ ಪಾಸ್ ಆಗಿ ಬಂದಿರತಕ್ಕಂಥವ್ರಿಗೂ ನಮ್ಗೆ ಅಂಕಗಳು ಮಾನದಂಡ ಅಂತ ಯಾವಾಗೂ ಅನ್ಸಲಿಲ್ಲ, ಕಂಟ್ರಿ ಇಂಥ ಮೇಸ್ತಿಂದ ಅಂತ. ಸೊ ಹಾಗಾಗಿ ಇವತ್ತಿನ ಇದಕ್ಕೆ ವಿದ್ಯಾರ್ಥಿಗಳು ಹೇಗೆ ತಗೊಳ್ತಾರಂತ ಹೇಳೋದೇ ಕಷ್ಟ ಆಗ್ತದೆ. ಕಡಿಮೆ ತಕ್ಕಂಡ ಮನಸ್ಥಿತಿಗಳು ಹೇಗ್ ಬರ್ತದೆ ಅನ್ನೋದೇ ಊಹೆ ಮಾಡ್ಲಿಕ್ಕೂ ಸಾಧ್ಯತೆ. ಬಟ್ ಏನು ಆದ್ರೂ ಕೂಡ ಏನಾಗಿದೆ ಅವತ್ತಿನ ಇದರಲ್ಲಿ ನಮಗೆ ಒಳ್ಳೆ ಚೆನ್ನಾಗಿ ತೆಗೆದಿರ್ಬೋದು ಬಂದಿರ್ಬೋದು ಮೇಸ್ಟ್ರು ಬಂದು ನೀವು ಚೆನ್ನಾಗಿ ತೆಗೆದಿ ಅಂದ ಬಿಟ್ರೆ ನಮಗೆ ಬಹಳ ಖುಷಿ ಆಗ್ತದೆ. ಈ ಕಾಲದಲ್ಲಿ ಕೆಲವೊಂದು ಹುಡುಗರು ಕಾಂಪಿಟೇಷನ್ ಇದೆ, ಒಂದೊಂದು ಅಂಕಕ್ಕೂ ಸಹ ನನಗೆ ಯಾಕೆ ಒಂದಂಕ ಕಡಿಮೆ ಕೊಟ್ಟಿದೆ ಅಂತ ಕೇಳತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಹೊರಗಿನೊಳಗೆ ಅವರ ಮನಸ್ಥಿತಿಗಳ ಆಧಾರದ ಮೇಲೆ ಬೇರೆ ರೂಪಕ್ಕೆ ತಗೊಳ್ಳೋದು ಇದ್ದಾರೆ. ಅದೊಂದು ವಿಚಾರದಲ್ಲಿ ನಾವು ಬಹಳ ಸೂಕ್ಷ್ಮತೆಯಿಂದ ಇರಬೇಕಾಗಿದೆ ಇವತ್ತಿನ
4: ಕಾಲಘಟ್ಟದಲ್ಲಿ. ಸೊ ಈಗ ನಿಮ್ಮ ಕಾಲದಲ್ಲಿ ಶಾಲೆಯಲ್ಲಿ ಮೇಸ್ಟ್ರಿಂದ ಚಾಕ್ ಪೀಸ್ ಇಂದನೋ ಅಥವಾ ಡಸ್ಟರ್ ಇಂದನೋ ಏಟು ತಿಂದಿದ್ದು ನೆನಪಿದೆಯಾ? ಹಾಗೆ ಆ ಅನುಭವ ಈಗ ನೀವು ಟೀಚರ್ ಆದ್ಮೇಲೆ ಮಕ್ಕಳನ್ನ ತಿದ್ದುವಾಗ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ ಅಂತ?
3: ನಿಜವಾಗ್ಲು ಮೇಡಮ್, ನನ್ನ ಅವತ್ತಿನ ಮೇಸ್ಟ್ರುಗಳು ಲಾಸ್ಟ್ ಏಟ್ ತಿಂದಿರ್ತಕ್ಕಂಥ ವಿದ್ಯಾರ್ಥಿ. ನನಗೆ ಇವತ್ತು ಹೆಮ್ಮೆ ಅನಿಸ್ತಾ ಇದೆ ಆ ಏಟ್ ನನಗೆ. ಯಾಕೆಂದ್ರೆ ಪ್ರತಿಯೊಂದು ಏಟು ನನಗೆ ಏನ್ ಮಾಡ್ತಾ ಜೀವನದಲ್ಲಿ ಹೆಚ್ಚಿಸ್ತು, ಒಳ್ಳೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಆ ಏಟ್ ನನಗೆ ಬಹಳಷ್ಟು ಸಹಕಾರಿ
4: ಆಯ್ತು.
3: ಆಫೀಸ್ ನಲ್ಲೂ ಹೇಳ್ತೀನಿ ನಾನು ಮೇಡಮ್. ಹಾಗಾಗಿ ಅವೆಲ್ಲವೂ ಕೂಡ ನಾನು ತಿಂದಿದ್ದಕ್ಕೆ ಇವತ್ತು ಒಳ್ಳೆ ಜೀವನ ಒಳ್ಳೆ ಬದುಕನ್ನ ಕಟ್ಕೊಂಡೆ ಅಂತಕ್ಕಂಥದ್ದು ನನಗೆ ಬಹಳಷ್ಟು ಖುಷಿ ಇದೆ. ಆ ಶಿಕ್ಷೆ ನನಗೆ ಶಿಕ್ಷೆ ಅಲ್ಲ, ನನ್ನ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂತ ಒಂದು ಮಂತ್ರದಂಡಗಳು ಅಂತ ನನ್
4: ಭಾವಿಸ್ತೇನೆ.
3: ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಆ ರೀತಿ ಮಾಡಂಗೇ ಇಲ್ಲ, ಯಾರಿಗೂ ಶಿಕ್ಷಿಸಲಾಗಿಲ್ಲ. ಈಗ ಎಲ್ಲ ನಮ್ಮ ಬುದ್ಧಿ ಮಾತು ಮತ್ತೆ ನಮ್ಮ ತಾಳ್ಮೆಯ ಮಾತುಗಳಿಂದನೇ ಇವತ್ತು ಪರಿವರ್ತನೆಯನ್ನ ತರಬೇಕಾಗಿರ್ತಕ್ಕಂಥ
4: ಇವತ್ತಿನ ಜನರೇಷನ್ ಸ್ಟೂಡೆಂಟ್ಸ್ ಗೆ ನೀವು ಕಾಣುವ ಬಿಗ್ ಡಿಫ್ರೆನ್ಸ್ ಏನಾದ್ರೂ ಇದೆಯಾ ಅಂತ?
3: ಖಂಡಿತ ಇದೆ ಮೇಡಮ್. ಅವತ್ತಿನ ಕಪ್ಪು ಬೋರ್ಡ್ ಮತ್ತು ನಮ್ಮ ಶಾಲಾ ಮೈದಾನ ಬಹಳ ವಿಶಾಲತೆಯಿಂದ ಕೂಡಿಸ್ತಾ ಇತ್ತು. ಹಂಚಿನ ಶಾಲೆಗಳು ಮೇಡಮ್, ಹಂಚಿನ ಶಾಲೆಗಳು. ಅದರೊಳಗೆ ಕೂತು ನೆಲ ಪ್ರೈಮರಿ ಶಿಕ್ಷಣ ನೆಲ ಮೇಲೆ ಕೂತು ಕಲಿತಕ್ಕಂಥ ಪ್ರೈಮರಿ
4: ಶಿಕ್ಷಣ.
3: ಬೆಳಗಿಂದ ಸಂಜೆವರೆಗೂ ನೆಲ ಮೇಲೆ ಕೂತರು ಕೂಡ ಕಾಲು ನೋವು ಆಗ್ತಾ ಇರಲ್ಲ, ಏನಾಗ್ತಾ ಇರಲ್ಲ, ಅಷ್ಟು ಫಿಸಿಕಲಿ ಫಿಟ್ ಇರ್ತಾ ಇತ್ತು.
4: ನಾವು
3: ಬೋರ್ಡ್ ಮೇಲೆ ಬರೀತಾರೆ ಅಂದ್ರೆ ಅದೊಂಥರ ಬರವಣಿಗೆನೆ ಸುಂದರವಾಗಿರ್ತಕ್ಕಂಥ ಬರವಣಿಗೆಗಳು. ನಾನು ಒತ್ತಿಗೂ ಮರೆಯಕ್ಕಾಗ್ತಲ್ಲ ಆ ಬರವಣಿಗೆ, ನಮ್ಮ ಮೇಸ್ಟ್ರುಗಳು ಬರೀತಕ್ಕಂಥ ಬರವಣಿಗೆಗಳು ಎಷ್ಟು ಚೆನ್ನಾಗಿ. ಇವತ್ತೆಲ್ಲ ನಾವು ಡಿಜಿಟಲ್ ಅಲ್ಲ ಅದನ್ನ ನೋಡ್ತಾ ಇದೀವಿ. ಅವತ್ತು ನಾನು ಕಪ್ಪು ಬೋರ್ಡ್ ನಮ್ಮ ಮೇಸ್ಟ್ರು ಬರೆಯೋದನ್ನ ನೋಡ್ತಾ ಇದ್ದೆ ನಾನು. ಅದಕ್ಕೆ ನನಗೆ ಕನ್ನಡ ಮೇಸ್ಟ್ರು ಹೆಮ್ಮೆ. ನಮ್ಮ ಕನ್ನಡ ಮಾಸ್ಟರ್ ಹೈಸ್ಕೂಲ್ ಅಲ್ಲಿ ಕೇಳಿ ಬರ್ತಾರು ಅಕ್ಷರಗಳು ಬರೆಯೋರು, ಅದು ಇವತ್ತಿಗೂ ನನಗೆ ಕಣ್ಣಿಗೆ ಹಾಗೆ ಕಟ್ಟಿದಂತಿದೆ. ಚೆನ್ನಾಗಿ ಅಕ್ಷರಗಳು ಬರಿತಾ ಇದ್ರು ಅವ್ನು ನೋಡಿ ನಾನು ಕಲಿತೆ. ನಮ್ಮ ನಾನು ಕೂಡ ಸುಧಾರಣೆ ಮಾಡಿದೆ. ಇವತ್ತು ನಾನು ಕೂಡ ಬ್ಯೂಟಿಫುಲ್ ಅಕ್ಷರಗಳನ್ನ ಬರೀತಾ ಇದ್ದೀನಿ. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಡಿಜಿಟಲ್ಕರಣ, ಪ್ರಿಂಟೆಡ್ ನೋಟ್ಸ್ಗಳು, ಹಾವಳಿಗಳು ಇದಾಗಿ ಬರವಣಿಗೆ ಸ್ವಲ್ಪ ಕುಂಠಿತ ಆಗಿದೆ. ಅದನ್ನ ಸರಿಪಡಿಸ್ಬೇಕಾಗಿದೆ. ಆದ್ರೆ ಅವತ್ತು ನಮಗೆ ಯಾಕೆ ಆಪರೇಟಿಂಗ್ ಇರಲಿಲ್ಲ, ಏನೇ ಇರಲಿಲ್ಲ, ಒಂದು ಯಾವ್ದೋ ಹಳೆ ಕ್ಷಣದಲ್ಲಿ ಬರ್ದು ಬರ್ದು ಬರ್ದು ಬರ್ದು ಬರ್ದು ಬರ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಇವತ್ತು ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳಕ್ಕೆ ನೂರಾರು ರೀತಿಯಾಗಿರ್ತಕ್ಕಂಥ ದಾರಿಗಳಿದೆ. ಓದನ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ನೂರಾರು ರೀತಿಯಾಗಿರ್ತಕ್ಕಂಥ ದಾರಿಗಳಿದೆ. ಆ ವ್ಯವಸ್ಥೆ ನನಗೆ ಸಿಗ್ಲಿಲ್ಲ ಅಂತ ಇಷ್ಟ.

0: ಬೇಸರ ಆಯ್ತು, ಇವತ್ತಿನ
1: ಮಾಡ್ಕೊಂಡು. ಖಂಡಿತ ಸರ್. ಓಕೆ, ಈಗ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ನೀವು ಹೇಗೆ ಭಾಗವಹಿಸ್ತಿದ್ರಿ ಸರ್ ಆಗ ಸಣ್ಣವರಿದ್ದಾಗ?
0: ಸಣ್ಣವರಿದ್ದಾಗ ಮೇಡಮ್ ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ನನ್ನ ಶಾಲೆಯಲ್ಲಿ, ನಾನು ಪ್ರೈಮರಿ ಶಾಲೆಯಲ್ಲಿ ಬಂದ್ರೆ ಪ್ರತಿ ಶನಿವಾರ, ಹೈಸ್ಕೂಲಿಗೆ ಬಂದಾಗ ಪ್ರತಿ ಒಂದು ಶುಕ್ರವಾರ. ಪ್ರತಿ ಶನಿವಾರ ಏನ್ ಮಾಡ್ಬೇಕಾಗಿತ್ತು, ಒಂದ್ ಕತೆ ಹೇಳ್ಬೇಕಾಗಿತ್ತು, ಇಲ್ಲ ಹಾಡು ಹೇಳ್ಬೇಕಾಗಿತ್ತು, ಇಲ್ಲ ಯಾವ್ದಾದ್ರು ಒಂದು ಪ್ರಸಂಗದಲ್ಲಿ ನಾನು ಭಾಗವಹಿಸಲೇಬೇಕಾಗಿತ್ತು, ಅದು ಕಂಪಲ್ಸರಿ. ಆವಾಗ ನಾವೇನ್ ಮಾಡ್ತಾ ಇದ್ವಿ, ಅವತ್ತಿನ ಕಾಲದಲ್ಲಿ ಜಾನಪದ ಗೀತೆಗಳ ಭಾವಗೀತೆಗಳ ಬಹಳಷ್ಟು ಪರಿಣಾಮಕಾರಿಯಾಗುತ್ತೆ, ಲಾವಣಿಗಳ ಪರಿಣಾಮಕಾರಿಯಾಗುತ್ತೆ. ಒಂದೊಂದೊಂದೊಂದು ಕಲಿತಾ ಇದ್ವಿ ನಾವು, ಲಾವಣಿಗಳನ್ನ ಹಾಡ್ತಾ ಇದ್ವಿ ಮೇಡಮ್, ನಾವಲ್ಲಿ ಹಾಡ್ತಾ ಇದ್ವಿ. ಆಮೇಲೆ ಅವತ್ತಿನ ಇದರಲ್ಲೇ ನಾವು ಈ ಮಣ್ಣಿನಲ್ಲಿ ಅದು ಇದು ಬೊಂಬೆಗಳನ್ನ ಮಾಡ್ತಕ್ಕಂಥದ್ದು, ದೇವರ ಪ್ರತಿಭೆಗಳನ್ನ ಮಾಡ್ತಕ್ಕಂಥದ್ದು ಅದೆಲ್ಲವೂ ಶಾಲೆಯಲ್ಲಿ ಮಾಡ್ತಾ ಇದ್ವಿ. ಭಾರಿ ಖುಷಿ ಆಗ್ತಾ ಇತ್ತು, ಭಾರಿ ಖುಷಿ ಆಗ್ತಾ ಇತ್ತು. ಇವತ್ತು ಯಾರಿಗೂ ಫೋರ್ಸ್ ಮಾಡಂಗಿಲ್ಲ, ಅವತ್ತು ನನಗೆ ನನ್ನ ಮೇಷ್ಟ್ರು ಫೋರ್ಸ್ ಮಾಡೋರು. ಒಂಥರ ವಿಶೇಷತೆ ನನಗೆ, ಒಂದೊಂದ್ಸರಿ ನಾನು ಆ ನೆನಪನ್ನ ಮಾಡ್ಕೊಂಡು ನಾನು ಬಹಳ ಖುಷಿ ಪಡ್ತೀನಿ, ಇವಾಗ ನಾನು ಅಷ್ಟು ಚೆನ್ನಾಗಿ ಎಷ್ಟು ಆಡ್ತಾ ಇದ್ದೀನಿ, ಎಂತ ಡಿಬೇಟ್ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೆ, ಅವೆಲ್ಲವೂ ಒಂಥರ ಈ ಜೀವನದ ಮೌಲ್ಯವನ್ನ ಬದಲಾಯಿಸ್ತಾ ಇದ್ದು.
1: ಖಂಡಿತ ಖಂಡಿತ,
0: ಒಳ್ಳೆ ನಾನು ಹೈಸ್ಕೂಲ್ ಇದ್ದಾಗಲೇ ಕಾಲೇಜ್ನಿಂದಾಗೆ ಒಳ್ಳೆ ಭಾಷಣಕಾರನಾಗಿದ್ದೆ ಮೇಡಮ್. ನನಗೆ ಕಾರಣ ಏನು ಅಂದ್ರೆ ಅವತ್ತಿನ ಪರಿಣಾಮ ಬೀರತಕ್ಕಂತ ನನ್ನ ಹೈಸ್ಕೂಲ್ ಗುರುಗಳು. ಇವತ್ತಿನ ಕಾಲಘಟ್ಟದಲ್ಲಿ ಯಾರಿಗೂ ಫೋರ್ಸ್ ಮಾಡಂಗಿಲ್ಲ, ಅವರವ್ರ ಅಭಿರುಚಿಗಳಿಗೆ ತಕ್ಕಂತ ನಾವೇನ್ ಮಾಡಿದ್ರೆ ನಾವೇ ಅವ್ರನ್ನ ಹೊರಗಿಸ್ಬೇಕಾಗಿದೆ. ಇವತ್ತಿಗೂ ವ್ಯತ್ಯಾಸಗಳು, ಇವನು ಇವತ್ತಿನ ಕಾಲಘಟ್ಟದಲ್ಲಿ ಇವನು ಹಾಡು ಹೇಳ್ತಾನ ಹಾಡು ಹೇಳಿ, ಕತೆ ಹೇಳ್ತಾನ ಕತೆ ಹೇಳಿ, ಆಮೇಲೆ ಇವತ್ತಿನ ಸಂಗೀತಗಳು ಅಷ್ಟೇ, ಮಕ್ಕಳು ಬಹಳ ಬೇಗ ಪರಿಣಾಮ ಬೀರ್ತಕ್ಕಂಥದ್ದು ಆಧುನಿಕ ಸಂಗೀತಗಳಿಗೆ ಮಾಡ್ತಿದ್ರೆ, ಅಂದ್ರೆಲ್ಲೋ ಒಂದ್ ಕಡೆ ಲಾವಣಿ, ಎಲ್ಲೋ ಒಂದ್ ಕಡೆ ಜಾನಪದ ಗೀತೆಗಳು ಭಾವಗೀತೆಗಳು ಎಲ್ಲೋ ಉದ್ದಾರ. ಇವತ್ತಿನ ಮಕ್ಕಳಿಗೆ ಬಹಳ ಬೇಗ ಅವು ಇಡಿಸ್ತಾ ಇಲ್ಲ, ಅವರಿಗೆ ಇದು ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ನಾನು ಇವತ್ತೇನ್ ಮಾಡ್ತಾ ಇದ್ದೀನಿ, ನನ್ನ ಶಾಲೆಯಲ್ಲಿ ಇವತ್ತು ಒಂದು ಪ್ರತಿ ಶನಿವಾರನು ಕೂಡ ನಾನು ದೇಶಭಕ್ತಿ ಗೀತೆ, ಭಾವಗೀತೆ, ಜಾನಪದ ಗೀತೆಗಳು, ಧಾರಾಬೇಂದ್ರೆ ಕುವೆಂಪುರವರ ಪರಿಚಯಗಳು, ಇಂಥ ಮಹಾನ್ ಕವಿಗಳ ಪರಿಚಯಗಳನ್ನ ಮಾಡ್ತೀನಿ. ಪ್ರತಿ ಪ್ರತಿ ಶನಿವಾರ ಒಂದು 45 ನಿಮಿಷ ನಾವು ಅದಕ್ಕಾಗಿ ಮೆಟ್ಟಿರ್ತೀವಿ. ನನ್ನ ಶಾಲೆಯಲ್ಲಿ ನಮ್ಮ ಎಲ್ಲಾ ಶಿಕ್ಷಕರು ಒಳಗೊಂಡು ಒಂದು ಇದು ಮಾಡ್ತೀವಿ. ಇವತ್ತು ನನ್ನ ಶಾಲೆಯ ಮಕ್ಕಳು ಹಾಗೇನೆ ಏನ್ ಮಾಡ್ತಾರೆ ಕೂರಿಸಿದ್ರು ಕೂಡ ಒಂದು ಜಾನಪದ ಗೀತೆ, ಒಂದು ಭಾವಗೀತೆ, ದೇಶಭಕ್ತಿ ಗೀತೆ ಎಲ್ಲವನ್ನು ಬಹಳ ನೀಟ ಸುಸಿದ್ಧವಾಗಿ ಹೇಳ್ತಾ ಇದ್ದಾರೆ.
1: ಸೂಪರ್ ಸೂಪರ್ ಸರ್,
0: ಖುಷಿ ಆಗ್ತಾ ಇದೆ.
1: ಓಕೆ ಓಕೆ ಸರ್. ಸೊ ಇವತ್ತಿನ ಈ ಗೌರವಯುತ ಟೀಚರ್ ಸ್ಥಾನದಲ್ಲಿ ನಿಂತು ಆ ದಿನಗಳಲ್ಲಿ ಕೈಯಲ್ಲಿ ಸ್ಕೂಲ್ ಬ್ಯಾಗ್ ಹಿಡ್ಕೊಂಡು ಓಡ್ತಿದ್ದ ಆ ಪುಟಾಣಿ, ನೀವು ಒಂದು ಮಾತು ಹೇಳೋದಾದ್ರೆ ಏನ್ ಹೇಳ್ಬೋದು ಸರ್? ಅಂದ್ರೆ ನೀವು ಸಣ್ಣವರಿದ್ದಾಗ ಸ್ಕೂಲ್ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇರ್ಬೇಕಾರೆ
0: ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಆ ಭಾಗ್ಯ ನನಗೆ ಮತ್ತೊಮ್ಮೆ ವಾಪಸ್ ಕೊಡು ಅಂತ. ಯಾಕಂದ್ರೆ ಅವತ್ತು ಹಳೆ ಅಂಗಿ, ಹಳೆ ಬಟ್ಟೆ, ಹಳೆ ತಿಂಡಿ ಹೆಚ್ಚು, ಒಂದ್ ಯಾರೋ ಒಂದು ಉದ್ದಂದಾಗಿ ಹೋಗ್ತಕ್ಕಂಥದ್ದು ಕಣ್ಣಿಗೆ ಕಷ್ಟಂತಿದೆ, ಕರ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಚೆನ್ನಾಗಿದೆ. ನನಗೆ ಯಾಕೆ ಮತ್ತೆ ಬರವಾಗಿಲ್ಲ, ಓದಿ ಕೊಟ್ಟರು ಅಂತ ಭಾಗ್ಯ
1: ಸಿಗ್ತಾ
0: ಇಲ್ಲ. ಅವತ್ತಿನ ಬಡತನದಲ್ಲಿ ನಾನು ಹೋಗ್ತಕ್ಕಂಥದ್ದು ಆ ಒಂದು ಶೈಲಿ ಮನಸ್ಸಿಗೆ ನೆಮ್ಮದಿ ಏನ್ ಕೊಡ್ತಾ ಇದೆ ಇವತ್ ನನಗೆ ಮನಸ್ಸಿಗೆ, ಅದನ್ನ ಪದೇ ಪದೇ ನೆನಪು ಮಾಡ್ಕೊಳ್ತಿದ್ದೀನಿ. ಆ ದೇವರಲ್ಲಿ ಬೆಡ್ಕೊಳ್ತಕ್ಕಂಥದ್ದು ಅಂತ ಒಂದು ಭಾಗ್ಯ ಮತ್ತೊಮ್ಮೆ ಯಾಕೆ ಕನಸು ಮಾಡಿದ ಜೀವನದಲ್ಲಿ ಅಂತ ಅಷ್ಟು ಸುಮಧುರವಾಗಿರ್ತಕ್ಕಂತ ನೆನಪುಗಳನ್ನ ಕೊಡ್ತಕ್ಕಂತ ದಿನಗಳನ್ನ.
1: ಸೂಪರ್ ಸರ್. ಓಕೆ, ಕಡೆಯದಾಗಿ ನಿಮ್ಮ ಒಂದು ಬಾಲ್ಯದಲ್ಲಿ ಅತ್ಯಂತ ನೆನಪಿರ ದಿನ ಯಾವ್ದಾಗಿತ್ತು?
0: ನನ್ನ ಒಂದು ಬಾಲ್ಯದಲ್ಲಿ ಅತ್ಯಂತ ನೆನಪಿನ ದಿನ ನನ್ನ ಪರಮ ಗುರುಗಳಾಗಿರ್ತಕ್ಕಂತ ಕೆ ವಿ ಬಸವರಾಜಪ್ಪನವರು ಮಾಡಿರ್ತಕ್ಕಂತ ಛಂದಶಾಸ್ತ್ರ, ಅಲಂಕಾರಗಳು, ಷಟ್ಪದಿಗಳು ಅವನ್ ಇವತ್ತಿಗೂ ಮರ್ತಿಲ್ಲ. ಅವನ್ನ ಪದೇ ಪದೇ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ನನ್ನ ಆರಾಧ್ಯ ದೈವ ಅಂತಾನೆ ಹೇಳ್ಬೇಕು ಕೆ ವಿ
1: ಬಸವರಾಜಪ್ಪನವರು.
0: ಜೀವನವನ್ನ ಬಹಳಷ್ಟು ಶಿಸ್ತುಮಯವಾಗಿ ಕತ್ತಿರ್ತಕ್ಕಂತ ವ್ಯಕ್ತಿ
1: ಮರಿಲಾರ್ದಾರ
0: ಜೊತೆ ನಾನು ಎಷ್ಟು ಕಾಲ ಕಳೆದ್ರು ಕೂಡ
1: ಸರ್. ತಮ್ಮೆಲ್ಲ ನೆನಪುಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್.
0: ಧನ್ಯವಾದ. ನಾವು ಕೂಡ ಅಂತ ಒಂದು ಸುವರ್ಣ ಅವಕಾಶ ಕೊಟ್ರಿ ಮೇಡಮ್, ಎಲ್ಲಾ ಟೀಚಿಂಗ್ ಮೇಸ್ಟ್ರು ಕೂಡ ಸುವರ್ಣ ಅವಕಾಶ, ಇದು ನೆನಪು ಮಾಡ್ಕೊಂಡೇ ಬೇಕಾಗಿರ್ತಕ್ಕಂಥ ಇತಿಹಾಸವನ್ನು ಮರಿಬಾರ್ದು. ನಾನು ಕಲಿತ ದಿನಗಳನ್ನು ಮರಿಬಾರ್ದು. ನಾನು ಕಲಿತ ದಿನಗಳು ಸ್ವಚ್ಛಂದವಾಗಿರೋದಕ್ಕೆ, ಪ್ರಾಮಾಣಿಕವಾಗಿರೋದಕ್ಕೆ ಇವತ್ತು ನನ್ನ ವಿದ್ಯಾರ್ಥಿಗಳಿಗೆ ಆ ಪ್ರಾಮಾಣಿಕತೆ, ಸ್ವಾಭಿಮಾನ ಎಲ್ಲವನ್ನು ನಾನು ಪ್ರಾಮಾಣಿಕವಾಗಿ ಕಾಣಿಸ್ತಾ ಇದ್ದೀನಿ.
2: ಶಿವಕುಮಾರ್ ಸರ್, ನಿಮ್ಮ ಬಾಲ್ಯದ ಸವಿ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ರೇಡಿಯೋ ಶಿವಮೊಗ್ಗ 90.8 FM ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದ.
2: ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ವಿದ್ಯಾನಗರದಲ್ಲಿರುವ ಪ್ರತಿಷ್ಠಿತ ತುಂಗಾ ಹೈಸ್ಕೂಲ್ನ ಇಂಗ್ಲಿಷ್ ಶಿಕ್ಷಕರಾದ ಶಿವಕುಮಾರ್ ಎಂಎಲ್ ಅವರು ಅವರ ಒಂದು ಶಾಲಾ ದಿನಗಳ ಆ ನೆನಪುಗಳು, ಲಾಸ್ಟ್ ಬೆಂಚ್ ವಿದ್ಯಾರ್ಥಿಯಾಗಿದ್ದ ದಿನಗಳಿಂದ ಹಿಡಿದು ಇವತ್ತು ಒಬ್ಬ ಶ್ರೇಷ್ಠ ಇಂಗ್ಲಿಷ್ ಶಿಕ್ಷಕರಾಗಿ ನಿಂತಿರುವ ಅವರ ಈ ಪಯಣ ನಿಜಕ್ಕೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ ಅಂತಾನೆ ಹೇಳಬಹುದು. ದೈಹಿಕ ಶಿಕ್ಷಕರಾದ ಚಂದ್ರಪ್ಪ ಸರ್ ಹೇಳಿಕೊಟ್ಟಂತಹ ಶಿಸ್ತು, ಕೆಬಿ ಬಸವರಾಜಪ್ಪ ಸರ್ ಅವರ ಕನ್ನಡ ಪಾಠಗಳ ಮಾರ್ಗದರ್ಶನ, ಗುರುಗಳು ಕೊಟ್ಟ ಆ ಜ್ಞಾನದ ಅಡಿಪಾಯವೇ ಇವತ್ತು ಶಿವಕುಮಾರ್ ಸರ್ ಅವರಿಗೆ ಒಬ್ಬ ಯಶಸ್ವಿ ಶಿಕ್ಷಕರನ್ನಾಗಿ ಮಾಡಿದೆ. ಶಿವಕುಮಾರ್ ಸರ್ ಅವರು ತಮ್ಮ ಶಾಲಾ ದಿನಗಳಲ್ಲಿ ಅನುಭವಿಸಿದ ಆ ಶಿಸ್ತು, ಕಪ್ಪು ಹಲಗೆಯ ಮೇಲಿನ ಅಕ್ಷರಗಳು ಮತ್ತು ಗುರುಗಳ ಮೇಲಿದ್ದ ಗೌರವದ ಬಗ್ಗೆ ಎಷ್ಟು ಚಂದವಾಗಿ ಹಂಚಿಕೊಂಡ್ರು ಅಲ್ವಾ ಸ್ನೇಹಿತರೆ. ಸೊ ಈ ಶಿಕ್ಷಕರ ದಿನಾಚರಣೆಯ ಸಂಭ್ರಮ ಇಲ್ಲಿಗೆ ಮುಗಿಯಲಿಲ್ಲ. ಪ್ರತಿಯೊಬ್ಬ ಶಿಕ್ಷಕರ ಹಿಂದೆಯೂ ಆಸಕ್ತಿದಾಯಕ ವಿದ್ಯಾರ್ಥಿ ಅಡಗಿರ್ತಾನೆ ಅಲ್ವಾ? ಹಾಗಾದ್ರೆ ಮುಂದಿನ ಭಾಗದಲ್ಲೂ ಕೂಡ ಮತ್ತೊಬ್ಬರು ನೆಚ್ಚಿನ ಶಿಕ್ಷಕರು ನಮ್ಮೊಂದಿಗಿದ್ದಾರೆ. ಅವರೂ ಕೂಡ ತಮ್ಮ ಬಾಲ್ಯದ ವಿದ್ಯಾರ್ಥಿ ಜೀವನ ಹೇಗಿತ್ತು, ಶಾಲೆಯ ಆ ಸಿಹಿ ನೆನಪುಗಳು ಹಾಗೂ ತಮ್ಮ ನೆಚ್ಚಿನ ಗುರುಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಮತ್ತೊಮ್ಮೆ ಗುರುಪಥ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಮ್ಮ ಶಿವಮೊಗ್ಗದ ವಿದ್ಯಾನಗರದಲ್ಲಿರುವ ಪ್ರತಿಷ್ಠಿತ ತುಂಗಾ ಹೈಸ್ಕೂಲ್ನ ಇಂಗ್ಲಿಷ್ ಶಿಕ್ಷಕರಾದ ಶಿವಕುಮಾರ್ ಸರ್ ಅವರು ಹಂಚಿಕೊಂಡ ಆ ಶಾಲಾ ದಿನಗಳ ನೆನಪುಗಳು ಎಷ್ಟು ಚಂದ ಅಲ್ವಾ? ನಿಜಕ್ಕೂ ಪ್ರತಿಯೊಬ್ಬರಿಗೂ ನಮ್ಮ ಬಾಲ್ಯದ ಶಾಲಾ ದಿನಗಳು ನೆನಪಾಗಿರ್ಬೇಕು. ಸೊ ಈ ಒಂದು ಗುರುಪಥ ಎಂಬ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮತ್ತೊಬ್ಬರು ಪ್ರೀತಿಯ ಶಿಕ್ಷಕಿ. ಇವರು ಭದ್ರಾವತಿ ತಾಲೂಕಿನ ಅರಳಿಹಳ್ಳಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಕನ್ನಡ ಶಿಕ್ಷಕಿಯಾಗಿ ನೂರಾರು ಮಕ್ಕಳ ಭವಿಷ್ಯ ರೂಪಿಸ್ತಿರೋ ಮಮತಾ ಮ್ಯಾಡಂ ಅವರು. ಅವರು ತಾವು ಓದಿದ ಸರ್ಕಾರಿ ಶಾಲೆಯ ದಿನಗಳಲ್ಲಿ ತಮ್ಮ ಬಾಲ್ಯದ ಮಧುರ ನೆನಪುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ, ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ, ತಮ್ಮ ಕಿರು ಪರಿಚಯವನ್ನ ಮಾಡ್ಕೊಡ್ಬೋದಾ?
1: ನನ್ನ ಹೆಸರು ಮಮತಾ ಅಂತ ಹೇಳಿ. ಗವರ್ಮೆಂಟ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅರಳಿಹಳ್ಳಿ ಭದ್ರಾವತಿ ತಾಲೂಕು, ಇಲ್ಲಿ ಕನ್ನಡ ಟೀಚರ್ ಆಗಿ ನಾನು ಕೆಲಸ ಮಾಡ್ತೇನೆ. ನಾವು ವಿದ್ಯಾರ್ಥಿ ಆಗಿದ್ದಾಗ ನಾನು ಓದಿದ್ದೆಲ್ಲ ಗವರ್ಮೆಂಟ್ ಸ್ಕೂಲ್ ಅಲ್ಲೇ.
2: ಓಕೆ.
1: ಅವಾಗ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲೇ ಇತ್ತು ನ್ಯಾಮತಿ ಸುರುವನ್ನೇನಲ್ಲೇ.
2: ಓಕೆ.
1: ಅಪ್ ಟು PU ತನಕ ಗವರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ದು, PU ಕಾಲೇಜು ಮತ್ತೆ ಹೈಸ್ಕೂಲು.
2: ಓಕೆ.
1: ಅವಾಗ ಸೊಸೈಟಿ ಎಲ್ಲಾ ವರ್ಗದ ಮಕ್ಕಳು ಗವರ್ಮೆಂಟ್ ಶಾಲೆಗೆ ಬರ್ತಾ ಇದ್ರು. ಈಗಿನಂಗೇನು ಬಡವರು ಅಷ್ಟೇ ಗವರ್ಮೆಂಟ್ ಶಾಲೆಗೆ ಬರ್ತಾರೆ ಅನ್ನೋ ಏನು ಇದಿರ್ಲಿಲ್ಲ. ನಾವು ಓದ್ತಿದ್ದಾಗ ಎಲ್ಲಾ ಗವರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳು ಅಲ್ಲಿಗೆ ಬರ್ತಾ ಇದ್ರು. ಮತ್ ನಮಗೇನು ಅನ್ಸ್ತಿರ್ಲಿಲ್ಲ ಸರ್ಕಾರಿ ಶಾಲೆ ಅಲ್ಲಿ ನಮಗೆ ಏನೋ ಪ್ರೈವೇಟ್ ಅಲ್ಲಿ ಓದ್ತಿರೋ ಚೆನ್ನಾಗಿ ಓದ್ತಿದ್ದಾರೆ ಯಾವತ್ತೂ ಅನ್ನಿಸ್ಲಿಲ್ಲ.
2: ಈಗ ಶಿಕ್ಷಕರಾಗಿ ಇವತ್ತು ನೂರಾರು ಮಕ್ಕಳ ಭವಿಷ್ಯ ರೂಪಿಸ್ತಾ ಇದ್ದೀರಾ ನೀವು. ಸೊ ಈಗ ನಿಮ್ಮ ಸ್ವಂತ ಶಾಲಾ ಕಾಲೇಜು ದಿನಗಳಲ್ಲಿ ನೆನಪಿಸ್ಕೊಂಡಾಗ ನಿಮ್ಮ ಮುಖದಲ್ಲಿ ಒಂದು ಮೊದಲ ಮೂಡುವ ನೆನಪು ಯಾವ್ದು ಅಂತ ಹೇಳ್ಬೋದಾ?
1: ಮೊದಲು ಮೂಡೋ ನೆನಪು ಅಂತಂದ್ರೆ ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗ ಕಳೆದಂತ ದಿನಗಳೇ ಮೊದಲು ನೆನಪಾಗೋದು.
2: ಓಕೆ. ಅಂದ್ರೆ ಈಗ ಓದಿದ್ರಾಗ್ಲಿ ಅಥವಾ ಅಲ್ಲಿದು ಸರೌಂಡಿಂಗ್ಸ್ ಆಗ್ಲಿ ಯಾವ್ದು ಇಷ್ಟ ಆಗ್ತಾ ಇತ್ತು ಮೇಡಮ್ ನಿಮ್ಗೆ?
1: ನಮಗೆ ಟೀಚರ್ಸ್ ಹಂಗ ಇರ್ತಾ ಇದ್ರು, ಸೋಷಿಯಲ್ ಮತ್ತೆ ಸಿಂಗಾಚಾರ್ಯರು ಅಂತೇಳಿ ಸೋಷಿಯಲ್ ಟೀಚರ್ ಇದ್ರು.
2: ಓಕೆ.
1: ಬಿ ಎಸ್ ದೇವರವರ ಅಂತೇಳಿ ಕನ್ನಡ ಟೀಚರ್ ಇದ್ರು.
2: ಓಕೆ. ಓಕೆ.
1: ಅವ್ರಗಳ ಕ್ಲಾಸ್ಗಳು ನಮಗೆ ಅಂದ್ರೆ ಶಾಲೆಗೆ ಹೋಗ್ಬೇಕಪ್ಪ ಅಂತ ಯಾವತ್ತೂ ಅನಿಸ್ತಿರ್ಲಿಲ್ಲ. ಮತ್ತೆ ಅವರು ನಾವೆಲ್ಲ ಒಂಚೂರು ಓದ್ತಾ ಇದ್ವಿ ಅನ್ನೋದಕ್ಕೆ ಚೆನ್ನಾಗಿ ಪ್ರಿಫರೆನ್ಸ್ ಕೊಡೋರು, ಇದನ್ನ ಹಿಂಗ್ ಕಲಿಬೇಕು, ಇದನ್ನ ಹಿಂಗ್ ಮಾಡ್ಬೇಕು, ಈ ರೀತಿ ಓದ್ಬೇಕು ನೀವು ಅಂತ ಹೇಳಿ ಆಟಕ್ಕಿಂತ ಪಾಠನೆ ತುಂಬಾ ಖುಷಿ ಪಟ್ಟು ನೆನಪ್ ಮಾಡ್ಕೊಳ್ಳೋ ವಿಷಯ ಅವೆಲ್ಲ.
2: ಓಕೆ. ಓಕೆ. ಈಗ ನೀವು ಓದ್ತಿದ್ದ ಕಾಲೇಜ್ ಅಲ್ಲಾಗಿರ್ಬೋದು ಅಥವಾ ಸ್ಕೂಲ್ ಅಲ್ಲಾಗಿರ್ಬೋದು, ಅತಿ ಹೆಚ್ಚು ಇಷ್ಟವಾದ ವಿಷಯ ಯಾವ್ದಾಗಿತ್ತು ಮತ್ತೆ ಯಾವ ವಿಷಯದಲ್ಲಿ ಪಾಠ ಬಂದ್ರೆ ಮೈಯೆಲ್ಲ ನಡುಕ ಬರ್ತಾ ಇತ್ತು ಅಂತ?
1: ಆ ತರ ಪಾಠ ಬಂದ್ರೆ ಯಾವ ವಿಷಯನು ನಡುಕ ಬರೋ ಅಂತ ವಿಷಯ ಯಾವ್ದು ಇರ್ಲಿಲ್ಲ.
2: ಓಕೆ.
1: ಯಾವ್ದು ಇರ್ಲಿಲ್ಲ. ತುಂಬಾ ಖುಷಿ ಕೊಡ್ತಿದ್ದು ಬಿದ್ರಳ್ಳಿ ನರಸಿಂಹಮೂರ್ತಿ ಅವ್ರು ಇಂಗ್ಲಿಷ್ ಕ್ಲಾಸ್ ಮಾಡೋರು ನಮಗೆ.
2: ಓಕೆ.
1: ಕಾಮರ್ಸ್ ಆರ್ಟ್ಸ್ ಎಲ್ಲ ಕಂಬೈನ್ಡ್ ಕ್ಲಾಸ್ ಅಲ್ಲಿ ಇಂಗ್ಲಿಷ್ ಕ್ಲಾಸಸ್ ಇರೋದು. ನನಗೆ ಒಂದ್ಸರಿ ನೆನಪಿದ್ದಂಗೆ ಅಂದ್ರೆ 200 ಮಕ್ಕಳ ಮೇಲೆ ಇರ್ತಿದ್ವಿ PU ನಲ್ಲಿ.
2: ಓಕೆ. ಓಕೆ.
1: ಹೋಲ್ ಒಂದು ಹಾಲ್ ಅದು. ಅದ್ರ ಒಂದಿನ ಯಾವತ್ತೋ ನಾನೇನೋ ನನಗೆ ಗೊತ್ತಿಲ್ಲದೆ ಏನೋ ಒಂದ್ ಪಕ್ಕದವ್ರ ಜೊತೆ ಮಾತಾಡದೆ ಅಂತೇಳಿ ನನ್ನ ಹೆಸರಿಟ್ಟು ಕರೆದು ಬಿಟ್ರು.
2: ಓ,
1: ನಾನು ಆ 200 ಜನದಲ್ಲಿ ನನ್ನ ಹೆಸರಿಟ್ಟು ಕರೆದ್ರಲ್ಲಪ್ಪ ಸರ್ ಅಂತೇಳಿ ಕತ್ತೆತ್ ನೋಡ್ತೀನಿ, ನಿಮಗೆ ಹೇಳಿದ್ ನಾನು ಅಂತ ಅಂದ್ರು.
2: ಓಕೆ.
1: ಲೆಕ್ಚರರ್ಸ್ ರೆಕಗ್ನೈಸ್ ಮಾಡ್ತಾರೆ ಅಷ್ಟು ಜನರಲ್ಲಿ ಅನ್ನೋದು ಅವಾಗೆ
2: ಗೊತ್ತಾಗಿತ್ತು. ಓಕೆ. ಈಗ ಹೋಮ್ವರ್ಕ್ ಮಾಡದೆ ಹೋದಾಗ ಅಥವಾ ಶಾಲೆಗೆ ತಡವಾಗಿ ಬಂದಾಗ ಟೀಚರ್ ಹತ್ರ ಬೈಸ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ನೀವು ಯಾವ ನೆಪವನ್ನ ಹುಡುಕ್ತಾ ಇದ್ರಿ ಅಂತ?
1: ಮೇಬಿ ಅಂತ ದಿನಗಳು ಇರ್ಲಿಲ್ಲ ಅದಂಗ.
2: ಓ, ಸೂಪರ್ ಸೂಪರ್. ಓಕೆ. ಈಗ ನಿಮ್ ಶಾಲೆ ದಿನಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಸೇರಿ ಮಾಡಿದ ಅತಿ ದೊಡ್ಡ ತುಂಡಾಟನ ಏನಾದ್ರೂ ಇತ್ತ? ತುಂಡಾಟ ಆತರ ಏನಾದ್ರು ಮಾಡಿದ್ರ?
1: ಇಲ್ಲಪ್ಪ, ನಾವೆಲ್ಲ ಏನು ಅಂತಂದ್ರೆ ಈ ಫಸ್ಟ್ ಬೆಂಚ್ ಸ್ಟೂಡೆಂಟ್ ತರ ಯಾವಾಗ್ಲೂ ಡಿಫರೆಂಟ್ ಆಗಿ.
2: ಓಕೆ.
1: ತುಂಟಾಟ ಮಾಡಿದ್ದು ಇಲ್ಲ. ಇಲ್ಲ.
2: ಓ, ಸೂಪರ್ ಸೂಪರ್. ಓಕೆ ಮ್ಯಾಮ್. ಈಗ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರೆ, ಪರೀಕ್ಷೆ ಹತ್ರ ಅಂದ್ರೆ ಹತ್ತಿರದ ದಿನಗಳಲ್ಲಿ ರಾತ್ರಿ ಎಣ್ಣೆ ಬತ್ತಿ ಹಾಕಿ ಓದಿದ ಆ ದಿನಗಳು, ಎಕ್ಸಾಮ್ ಹಾಲ್ ನಲ್ಲಿ ಕೂತಾಗ ಆಗ್ತಾ ಇದ್ದ ಆ ಟೆನ್ಷನ್ ಹೇಗಿರ್ತಿತ್ತು ಅಂತ?
1: ಅಪ್ ಟು ನಾನು ಏನು ಅಂದ್ರೆ ರೆಗ್ಯುಲರ್ ಆಗಿ ಏನೋ ಓದೋದು ಅಂತೇನು ಹಂಗೆಲ್ಲ ಏನೋ ನಮ್ಮ ಮನೇಲಿ ವಾತಾವರಣ ಏನ್ ಚೆನ್ನಾಗೆ ಇತ್ತು, ಯಾರು ಏನೋ ಹೇಳ್ತಿರ್ಲಿಲ್ಲ. ನಮ್ಮ ಪಾಡಿ ಏನೋ ಒಂದಿಷ್ಟು ಆತರ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ದು ಆತರ ಏನು ಇರ್ಲಿಲ್ಲ. ನನಗೆ ಎಸ್ ಎಲ್ ಸಿ ಮ್ಯಾಥ್ಸ್ ಚೆನ್ನಾಗಿ ನೆನ್ಪಿದೆ. ಮ್ಯಾಥ್ಸ್ ಎಕ್ಸಾಮ್ ಮಂಡೇ ಇತ್ತು. ಹಿಂದಿನ ದಿನ ನಮ್ಮಅಮ್ಮ ಹಪ್ಪಳ ಮಾಡಿದ್ರು. ನಾನ್ ಒಣಗಾಗ್ತಾ ಇದ್ದೆ. ಯಾರೋ ನಮ್ಮನೆಗ್ ಬಂದ ರಿಲೇಟಿವ್, ಅಯ್ಯೋ ಆ ಹುಡುಗಿ ಫೇಲ್ ಆಗುತ್ತಪ್ಪ ಪಾಸ್ ಆಗಲ್ಲ ನೋಡಿದ್ರು, ಅವ್ರ ಮನೆ ಹಪ್ಪಳ ಮಾಡ್ತಾ ಇದ್ರು, ಹಪ್ಪಳ ಒಣಗಾಗ್ತಿದ್ಲು ಅವಳು ಅಂತ ಅಂದಿದ್ರು. ನನಗೊಂಥರ ಆಮೇಲೆ ಭಯ ಆಗ್ಬಿಡ್ತು, ಅಯ್ಯೋ ದೇವ್ರೆ ಹಿಂಗೆಲ್ಲ ಹೇಳ್ತಿದಾರೆ ನಾನು ಏನಾದ್ರು ಫೇಲ್ ಆಗ್ಬಿಡ್ತೀನಾ ಅಂತೇಳಿ. ಆಮೇಲೆ ನೋಡಿದ್ರೆ ಮ್ಯಾಥ್ಸ್ ತುಂಬಾ ಚೆನ್ನಾಗಿತ್ತು ನನಗೆ, 188 ಮಾರ್ಕ್ಸ್ ಬಂದಿತ್ತು.
2: ಸೂಪರ್ ಸೂಪರ್. ಓಕೆ, ಈಗ ಅವಾಗ ಅಂದ್ರೆ ಈಗ ನೀವು ಸ್ಟೂಡೆಂಟ್ಸ್ ಇದ್ದಾಗ ಟೀಚರ್ಸ್ ಅವ್ರಿಗೆ ಯಾರಿಗೆ ತುಂಬಾ ಇಷ್ಟಪಡ್ತಾ ಇದ್ರಿ, ಯಾವ ಟೀಚರ್ಗೆ ಇಷ್ಟಪಡ್ತಾ ಇದ್ರಿ ಇವಾಗ?
1: ಮ್ಯಾಥ್ಸ್ ಅವರು ಅಂದ್ರೆ ಭಯ ಇತ್ತು. ಕನ್ನಡ ಟೀಚರ್ BSD ಅಂತೇಳಿ, BS ದೇವರಮಠ ಅಂತೇಳಿ, ಅವರು ತುಂಬಾ ಇಷ್ಟ ಆಗ್ತಿದ್ರು. ಮತ್ತೆ ಇನ್ನೊಬ್ರು ಸೋಷಿಯಲ್ ಅವರು, ಅಳಸಿಂಗಾಚಾರ್ಯರು ಅಂತೇಳಿ, ಅವರೆಲ್ಲ ನಮಗೆ ಅವರೆಲ್ಲ ಅಂದ್ರೆ ಇಷ್ಟೆಲ್ಲ ತಿಳ್ಕೊಂಡಿದಾರಲ್ಲಪ್ಪ ಇವರು ಅಂತ ಒಂದು ಭಾವನೆ ಅವರು ಬಾರಿ ಖುಷಿ ಕೊಡ್ತಾ ಇತ್ತು. ಮತ್ತೆ ನಮ್ಮನ್ನೆಲ್ಲ ತುಂಬಾ ಸಲುಗೆಯಿಂದ ಆತ್ಮೀಯ, ಈ ಸಲುಗೆ ಅಂದ್ರೆ ಅವಾಗ ಏನು ಅನ್ನಿಸ್ತಿರ್ಲಿಲ್ಲ ನಮಗೆ, ತುಂಬಾ ಆತ್ಮೀಯವಾಗಿ ನಮ್ಮನ್ನ ಮಾತಾಡಿಸ್ತಾ ಇದ್ರು ಮಕ್ಕಳು ಅನ್ನೋ ತರ.
2: ಮನೇಲಿ ಪೇರೆಂಟ್ಸ್ ಹೇಗೆ ಇದ್ ಮಾಡ್ತಾ ಇದ್ರು ಮ್ಯಾಮ್ ಅಂದ್ರೆ ಸೈನ್ಸ್ ಓದ್ಬೇಕು ಅಂದ್ರೆ? ಆಗಿನ ಮಟ್ಟದಲ್ಲಿ ಯಾವ್ದು ಫೋರ್ಸ್ಫುಲ್ ಅಂತ ಏನು ಇರ್ಲಿಲ್ಲ.
1: ಇಲ್ಲ, ನಮ್ಮ ಮನೇಲಿ ನಿಮಗೆ ಯಾವ್ದು ಇಷ್ಟ ಇದೆ ಅದು ಅಂತ ಹೇಳಿ ಅಂತ. ನಮ್ಮ ಮನೇಲಿ ಹಂಗ ಇದ್ದಿದ್ರಿಂದ ನಮಗೆ ಇಷ್ಟವಾಗಿರೋ ಅಂತ ಕೋರ್ಸ್ ಗಳನ್ನೇ ಆಯ್ಕೆ ಮಾಡ್ಕೊಂಡ್ವಿ.
2: ಓಕೆ ಓಕೆ. ಮತ್ತೆ ಮ್ಯಾಮ್ ಈಗ ಆ ದಿನಗಳಲ್ಲಿ ನಿಮಗೆ ಇಷ್ಟವಾಗಿದ್ದಂತಹ ಫುಡ್ ಏನಿತ್ತು, ಮನೇಲಿ ಹೇಗಿರ್ತಿದ್ರಿ, ಸ್ಕೂಲಿಗೆ ಬಂದಾಗ ಅಯ್ಯೋ ಈ ಫುಡ್ ನಮ್ಮಲ್ಲಿ ಚೆನ್ನಾಗೆ ಮಾಡಲ್ಲ ಅಥವಾ ಏನಾರು ಆತರ ಕಂಪ್ಲೇಂಟ್ ಹೇಳ್ತಿದ್ರ?
1: ಅಲ್ಲೆಲ್ಲ ರೊಟ್ಟಿ ಊಟ, ಜೋಳದ ರೊಟ್ಟಿ ಊಟ ತುಂಬಾ ಇದ್ದಿತ್ತು. ನಮ್ಮ ಮನೆಗೆ ಒಂಚೂರು ಅನ್ನ ಜಾಸ್ತಿ ಬಳಸ್ತಾ ಇದ್ವಿ.
2: ಸೂಪರ್.
1: ಹಾಗಾಗಿ ಫ್ರೆಂಡ್ಸ್ ಎಲ್ಲ ರೊಟ್ಟಿ ತಂದ್ರೆ ರೊಟ್ಟಿ ಚೆನ್ನಾಗಿರುತ್ತಲ್ವಾ ಅಂತ ಶೇರ್ ಮಾಡ್ಕೊಂಡು ತಿಂತಿದ್ವಿ. ಅದೊಂದು ಊಟದ್ದು ಒಂಚೂರು ಇದಿತ್ತು, ನಮ್ಮ ಮನೇಲಿ ಬರೀ ಅನ್ನ ಮಾಡ್ತಾರೆ ಅನ್ನೋದು ಒಂಚೂರು ಇತ್ತು.
2: ಓಕೆ ಓಕೆ. ಈಗ ಅಂದಿನ ಕಾಲದ ವಿದ್ಯಾರ್ಥಿಗಳ ಸರಳ ಜೀವನಕ್ಕೂ ಇವತ್ತಿನ ಸ್ಮಾರ್ಟ್ ಜನರೇಷನ್ ಮಕ್ಕಳ ಜೀವನಕ್ಕೂ ನೀವು ಕಾಣುವ ಅತಿ ದೊಡ್ಡ ಮತ್ತು ಪ್ರಮುಖ ವ್ಯತ್ಯಾಸ ಏನು ಅಂತ ಹೇಳ್ಬೋದಾ ಮ್ಯಾಮ್?
1: ಖಂಡಿತ ಖಂಡಿತ ವ್ಯತ್ಯಾಸ ಇದೆ. ಈಗಿನ ಪೇರೆಂಟ್ಸ್ ಮಕ್ಕಳು ಡಿಮಾಂಡ್ ಮಾಡೋದಕ್ಕಿಂತ ಮುಂಚೆನೆ ಫುಲ್ಫಿಲ್ ಮಾಡ್ತಾರೆ.
2: ಹೌದು,
1: ನಾವೆಲ್ಲ ಅವಾಗ ತುಂಬಾ ಸರಿ ಕೇಳಿದ್ಮೇಲೆ ಯಾವಾಗೋ ಒಂದಿನ ಅಪ್ಪ ತಂದ್ಕೊಟ್ಟು ತುಂಬಾ ಖುಷಿ ಪಡ್ತಾ ಇದ್ವಿ. ಒಂದ್ ಸಣ್ಣದೇ ಆಗ್ಲಿ, ಒಂದು ಚಾಕ್ಲೇಟ್ ಆಗ್ಲಿ, ಒಂದ್ ನೋಟ್ ಬುಕ್ ಆಗ್ಲಿ, ಒಂದ್ ಸ್ಕೆಚ್ ಪೆನ್ ಆಗ್ಲಿ, ಒಂದ್ ಸಣ್ಣದ್ ತಂದ್ಕೊಟ್ಟು ತುಂಬಾ ಖುಷಿ ಇರೋದು. ಈಗಿನವ್ರಿಗೆ ಅಕಾಡೆಮಿಕ್ ಡೇ ಸ್ಟಾರ್ಟಿಂಗ್ ದಿನಾನೇ ಏನೆಲ್ಲಾ ಸ್ಟೇಷನರಿ ಬೇಕು ಅದ್ ತರೋದೇ ಒಂದು ಈಗಿನವ್ರಿಗೆ ಸಡಗರ. ಮಕ್ಳು ಕೇಳ್ತಾರೋ ಉಪಯೋಗಿಸ್ತಾರೋ ಬಿಡ್ತಾರೋ ಇಲ್ಲ, ಮಾರ್ಕೆಟಿಂಗ್ ಇದು. ಹಂಗಾಗಿ ಈಗಿನ ಮಕ್ಕಳಿಗೆ ಅವ್ರ ಡಿಮಾಂಡ್ಗಳು ಬೇರೆ ರೀತಿ ಇರುತ್ತೆ. ಇವೆಲ್ಲ ಫುಲ್ಫಿಲ್ ಆಗ್ಬಿಡತ್ತೆ ಅಕಾಡೆಮಿಕ್ ಸೈಡ್ದೆಲ್ಲ, ಅವ್ರ ಡಿಮಾಂಡ್ಗಳು ಬೇರೆ ರೀತಿ ಇರುತ್ತೆ. ಗ್ಯಾಜೆಟ್ಸ್ ಮತ್ತೊಂದೇನೋ ಗೇಮ್ದು ಆ ತರದ್ ಇರುತ್ತೆ. ನಮ್ದೆಲ್ಲ ಹಂಗಿರ್ಲಿಲ್ಲ, ಒಂದ್ ಸಣ್ಣ ಪುಟ್ಟು ತಂದ್ಕೊಟ್ರು ತುಂಬಾ ಖುಷಿ ಪಡ್ತಾ ಇದ್ವಿ.
2: ಓಕೆ ಓಕೆ. ಓಕೆ ಮ್ಯಾಮ್, ಈಗ ನಿಮ್ಮ ಬಾಲ್ಯದಲ್ಲಿ ನಿಮ್ಮಲ್ಲಿದ್ದ ಯಾವ ಹವ್ಯಾಸ ಅಥವಾ ತರ್ಲೆ ಈಗ್ಲೂ ನಿಮ್ಮಲ್ಲಿ ವ್ಯಕ್ತಿತ್ವದಲ್ಲಿ ಇದೆ ಅಂತ ಹೇಳ್ಬೋದು?
1: ನನಗೆ ಒಂದ್ ಸಣ್ಣ ಪೇಪರ್ ಸಿಕ್ಕರು ಓದ್ತಿದ್ದೆ ನಾನು.
2: ಓಕೆ.
1: ಅದು ಎಲ್ಲಾದ್ರೂ ಬಿದ್ದಿರ್ಲಿ, ಏನಾದ್ರೂ ಆಗಿರ್ಲಿ, ಈವನ್ ಫೋನ್ ಡೈರೆಕ್ಟ್ರಿ ಬರ್ತಾ ಇತ್ತು ಅವಾಗ, ಲ್ಯಾಂಡ್ ಲೈನ್ ಫೋನ್ ಡೈರೆಕ್ಟ್ರಿ.
2: ಹೌದೌದು.
1: ಅವಾಗ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನಮಗ್ ಪರಿಚಯದವ್ರು ಯಾರಾದ್ರೂ ಸಿಗ್ತಾರಾ ಅಂತೇಳಿ ಹುಡುಕೋದು ಭಾರಿ ಇರುತ್ತೆ. ಡೈರೆಕ್ಟ್ರಿ ಹುಡುಕ್ತಾಗ ನಾನು ಮದ್ವೆ ಆಗಿ ಬೆಂಗಳೂರಿಗೆ ಹೋದ್ಮೇಲೆ ಹೆಂಗೆ ಲ್ಯಾಂಡ್ ಲೈನ್ ಡೈರೆಕ್ಟ್ರಿ ಹುಡುಕ್ತಾಗ ನನ್ನ ಫ್ರೆಂಡ್ ವೈಶಾಲಿ ಅಂತ ಹೇಳಿ.
2: ಓಕೆ.
1: ಇರ್ಬೋದಾ ಇವಳು ಅಂತ ಹೇಳಿ ವೈಶಾಲಿ ವೈಶಾಲಿ ಅಂತ ನೋಡಿ ನಂಬರ್ ಮಾಡಿದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವಳಿಗೆ ಕನೆಕ್ಟ್ ಆಯ್ತು.
2: ಸೂಪರ್.
1: ಅವಳು ಅವಾಗ ಹೇಳೋಳು, ನೀನು ಮಸಾಲೆ ಮಂಡಕ್ಕಿ ಕಟ್ಕೊಟ್ಟಿದ್ ಪೇಪರ್ ಓದ್ತಿದ್ದವಳು ನೀನು, ನಂಬರ್ ಹುಡುಕಿರ್ತೀಯ ಬಿಡು ಅಂತ ಹೇಳಿ.
2: ಓಕೆ, ಅದು ನೆನಪಿಗೆ ಬರುತ್ತೆ.
1: ಹೌದು ಹೌದು.
2: ಓಕೆ, ಈಗ ಕೊನೆಯದಾಗಿ ಮ್ಯಾಮ್, ನಿಮ್ಮ ಆ ಸುವರ್ಣ ವಿದ್ಯಾರ್ಥಿ ಜೀವನದ ಯಾವ ಒಂದು ದಿನಕ್ಕೆ ಅಥವಾ ಕ್ಷಣಕ್ಕೆ ಮರಳಿ ಹೋಗೋದಕ್ಕೆ ಈಗ ನೀವು ಅವಕಾಶ ಸಿಕ್ಕಿದ್ರೆ ಯಾವ ಕಾಲಘಟ್ಟಕ್ಕೆ ಮತ್ತೆ ಬದುಕೋದಕ್ಕೆ ಇಷ್ಟಪಡ್ತೀರಾ ಅಂತ?
1: BBS ಅಲ್ಲಿ ನಾನು ಕನ್ನಡ ಮೇಜರ್ ತಗೊಂಡು ಕಾಲೇಜಿಗೆ ಸೇರಿದ್ದೆ. ಪಾಂಡ್ರಂಗ್ ಉಡುಪ ಅವರು ಅವಾಗ ಅವರು ಪ್ರಿನ್ಸಿಪಾಲ್ ಆಗಿದ್ರು.
2: ಓಕೆ.
1: ತುಂಬಾ ಇದು ಅಂದ್ರೆ LML ಶಾಸ್ತ್ರಿಗಳು ಅಂತೇಳಿ ಕುಮಾರ ರಾಸ ಭಾರತ ಮಾಡೋರು.
2: ಓಕೆ.
1: ಅವರು ನಮಗೆ ಸರ್ ಯಾಕೆ ಇಷ್ಟು ಅವ್ರು ಕಣ್ಣು ಮುಚ್ಕೊಂಡು ಇನ್ವಾಲ್ವ್ ಆಗಿ ಪಾಠ ಅವ್ರು ಎಂಜಾಯ್ ಮಾಡೋರು, ಸರ್ ಯಾಕೆ ಹಿಂಗೆ ಇದ್ ಮಾಡ್ತಿದ್ದಾರೆ ಅಂತ ಈಗ ಗೊತ್ತಾಗುತ್ತೆ.

ಅಥವಾ ಕಾಲೇಜು ದಿನಗಳಿಗೆ ಓಡಿ ಹೋಗ್ಬಿಡೋಣ ಅನ್ಸ್ತಾ ಇದೆ. ಸಣ್ಣ ಪೇಪರ್ ತುಂಡು ಸಿಕ್ಕರೂ ಓದೋ ಆ ಅಪರೂಪದ ಹವ್ಯಾಸ. ಬೆಂಗಳೂರಿನ ಲ್ಯಾಂಡ್ ಲೈನ್ ಡೈರೆಕ್ಟರಿನಲ್ಲಿ ಫ್ರೆಂಡಿನ ನಂಬರ್ ಹುಡುಕಿ ಸಿಕ್ಕಾಗ ಆದ ಆ ಖುಷಿ, ಅಮ್ಮನ ಜೊತೆಯಲ್ಲಿ ಸೇರಿ ಹಪ್ಪಳ ಒಣಾಗ್ತಿದ್ದಂತಹ ಖುಷಿ, ಹಾಗೆ SSLC ಲೆಕ್ಕ 88 ಮಾರ್ಕ್ಸ್ ತೆಗೆದಿದ್ದು, ಇವೆಲ್ಲವೂ ನಿಮ್ಮ ಮುಗ್ಧ ಶಾಲಾ ದಿನಗಳ ಸುಂದರ ಚಿತ್ರಣವನ್ನು ಕಣ್ಮುಂದೆ ತಂದು ನಿಲ್ಲಿಸಿದ್ರಿ. ಅಷ್ಟೇ ಅಲ್ಲ, ಅವತ್ತಿನ ಕಾಲದ ಸರಳ ಜೀವನಕ್ಕೂ ಇವತ್ತಿನ ಸ್ಮಾರ್ಟ್ ಜನರೇಷನ್ ತಂತ್ರಜ್ಞಾನದ ಜೀವನಕ್ಕೂ ಇರೋ ಆ ವ್ಯತ್ಯಾಸವನ್ನ ಎಷ್ಟು ಸೂಕ್ಷ್ಮವಾಗಿ ತಿಳಿಸ್ಕೊಟ್ರಿ. ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪರವಾಗಿ ಮಮತಾ ಮ್ಯಾಡಮ್ ಅವರಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೂ ಧನ್ಯವಾದಗಳು ಹೇಳ್ತಾ, ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ಲ, ಒಬ್ಬ ಶಿಕ್ಷಕಿ ಆಗುವುದಕ್ಕಿಂತ ಮುಂಚೆ ಅವರಲ್ಲಿದ್ದ ಆ ಪುಟ್ಟ ವಿದ್ಯಾರ್ಥಿಯ ತುಂಟಾಟ ನೆನಪುಗಳು ಎಷ್ಟು ಅದ್ಭುತವಾಗಿದ್ವು ಅಂತ. ಶಿಕ್ಷಕರ ದಿನಾಚರಣೆಯ ಈ ಸಂಭ್ರಮದ ಕಥೆಗಳು ಇಲ್ಲಿಗೆ ಮುಗಿಯಲಿಲ್ಲ ಸ್ನೇಹಿತರೆ. ನಮಗಾಗಿ ಪಾಠ ಹೇಳಿಕೊಟ್ಟ ನೆಚ್ಚಿನ ಗುರುಗಳ ಕತೆ ಹೇಳೋದಕ್ಕೆ, ತಮ್ಮ ಶಾಲಾ ದಿನಗಳಲ್ಲಿ ತಾವು ಹೇಗಿದ್ವಿ ಅನ್ನೋ ನೆನಪಿನ ಬುತ್ತಿ ಬಿಚ್ಚಿಡೋದಕ್ಕೆ ಮತ್ತೊಬ್ಬ ಶಿಕ್ಷಕರು ಕಾಯ್ತಾ ಇದ್ದಾರೆ. ಅವರು ಯಾರು, ಅವರ ಒಂದು ಬಾಲ್ಯದ ವಿದ್ಯಾರ್ಥಿ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿಯೋಕ್ಕೂ ಮುನ್ನ ಗುರು ಪಥ ಎಂಬ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಮತ್ತೊಮ್ಮೆ ಗುರುಪಥ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕಳೆದ ಭಾಗದಲ್ಲಿ ಮಮತಾ ಮ್ಯಾಡಂ ಅವರ ಆ ಮುಗ್ಧ ಬಾಲ್ಯದ ನೆನಪುಗಳು ನಮ್ಮೆಲ್ಲರನ್ನು ಹಳೆಯ ನೆನಪಿನಂಗಳಕ್ಕೆ ಕರೆದೊಯ್ದಿದ್ವು. ಶಿಕ್ಷಕರ ದಿನಾಚರಣೆಯ ಈ ವಿಶೇಷ ಅಭಿಯಾನದ ಮೂರನೇ ಭಾಗದಲ್ಲಿ ನಮಗೆ ಇತಿಹಾಸವನ್ನು ಬೋಧಿಸುತ್ತಾ ತಮ್ಮದ್ದೇ ಆದ ಸುಂದರ ಜೀವನದ ಇತಿಹಾಸವನ್ನು ಕಟ್ಟಿಕೊಂಡಿರುವ ಮತ್ತೊಬ್ಬರು ಮಾರ್ಗದರ್ಶಿ ಶಿಕ್ಷಕರನ್ನ ಭೇಟಿಯಾಗೋಣ. ಇವರು ಶಿಕಾರಿಪುರ ತಾಲೂಕಿನ ಮಾರವಳ್ಳಿ ಎಂಬ ಸಣ್ಣ ಗ್ರಾಮದ ಮಣ್ಣಿನಿಂದ ಬಂದು ಇವತ್ತು ಇತಿಹಾಸ ಉಪನ್ಯಾಸಕರಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿರುವ ನಮ್ಮ ಶಿಕ್ಷಕರಾದ ಚನ್ನಯ್ಯ ಮಾರವಳ್ಳಿ ಅವರು. ಅವರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಅವರು ತಮ್ಮ ಬಾಲ್ಯ ಹಾಗೂ ಜೀವನದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ, ಅವರ ಮಾತುಗಳನ್ನ ನಾವೀಗ ಕೇಳೋಣ.
1: ಸರ್ ನಮಸ್ತೆ.
2: ನಮಸ್ತೆ
0: ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸರ್, ನಿಮ್ಮ ಒಂದು ಕಿರು ಪರಿಚಯ ಮಾಡ್ಕೊಡ್ಬೋದಾ?
2: ನಮ್ದು ನೇಟಿವ್ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಮಾರವಳ್ಳಿ ಗ್ರಾಮ.
1: ಹಾ ಸರ್,
2: ನಾನು ಪ್ರಾಥಮಿಕ ಶಾಲೆನ ಅಲ್ಲೇ ಮಾರವಳ್ಳಿಯಲ್ಲೇ ಮಾಡಿದೆ. ನಮ್ ತಂದೆ ಬಸವಲಿಂಗಯ್ಯ, ತಾಯಿ ಮಾದೇವಮ್ಮ.
1: ಓಕೆ ಓಕೆ.
2: ಅಲ್ಲಿ ಹೈಸ್ಕೂಲ್ ಅನ್ನ ಬಸವೇಶ್ವರ ಹೈಸ್ಕೂಲ್ ಅಲ್ಲಿ ಮಾಡಿದೆ ಶಿವಮೊಗ್ಗ. ಪಿ ಯು ಸಿನ ಅಲ್ಲೇ ಮಾಡಿದೆ. ಡಿಗ್ರಿ ಡಿ ವಿ ಎಸ್

0: ಎಂ ಎ ಇನ್ ಹಿಸ್ಟ್ರಿ ಕುವೆಂಪು ಯೂನಿವರ್ಸಿಟಿ.
1: ಓಕೆ ಓಕೆ ಸರ್, ಈಗ ಯಾವ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇರೋದು?
0: ನಾನು ಹಿಸ್ಟ್ರಿ ಮೇಡಮ್, ಇತಿಹಾಸ.
1: ಓಕೆ ಓಕೆ ಸರ್, ಸೊ ಈಗ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ಮೊದಲು ನೆನಪಾಗೋದು ಏನು, ಯಾವ ಅನುಭವ ಅಂತ?
0: ನಮ್ಮ ಬಾಲ್ಯದ ಕೇಳ್ತಿರೋ, ಹೈಸ್ಕೂಲ್ ಕೇಳ್ತಿರೋ, ಪಿ ಯು ಕಾಲೇಜ್ ಕೇಳಿ,
1: ನಿಮ್ಮ ಬಾಲ್ಯದ ಹೇಳಿ.
0: ಬಾಲ್ಯದ್ದು ನಮಗೆ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕರು.
1: ಓಕೆ.
0: ಇವತ್ತು ನಾನು ಅತಿ ಹೆಚ್ಚು ನೆನ್ಪಿಟ್ಕೊಂಡ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ,
1: ಓಕೆ,
0: ಮತ್ತೆ ಹೈಸ್ಕೂಲ್ ಮೇಷ್ಟ್ರುಗಳನ್ನ. ನಾವು ಸಣ್ಣರಿದ್ದಾಗ ನಮ್ಗೆ ಈಶ್ವರಪ್ಪ ಮೇಷ್ಟ್ರು ಅಂತ ಬರೋರು ಕಾಗ್ನಲ್ಲರು.
1: ಓಕೆ.
0: ಭಾರಿ ಚೆನ್ನಾಗಿ ಪಾಠ ಮಾಡ್ತಿದ್ರು ಮೇಡಮ್ ರೇ. ಅವ್ರು ಕನಸ್ನಾಗೂ ಬರೋರು. ಎಷ್ಟೆಷ್ಟು 81 ಅಂದ್ರೆ 981 ಅಂತ ಹೇಳ್ಬಿಡ್ಬೇಕು, ಇಲ್ಲ ಅಂದ್ರೆ ಬಿದ್ದು ಅಂತಾನೆ ಹೊಡ್ತಾ ಹೇಳಾರು. ಚಡಿ ಚಮ್ ಚಮ್ ವಿದ್ಯೆ ಗಮ್ ಗಮ್ ಅನ್ನೋರು. ಅದ್ಭುತವಾಗಿ ನಮಗೆ ಮಗ್ಗಿ ಸಾಲಿ ನಿಲ್ಸಿ ಕೇಳ್ಕೊಂತ ಹೋಗರು. ಏನಾರ ಹೇಳಲಿಲ್ಲ ಅಂದ್ರೆ ಪಕ್ಕದನ್ ಹೇಳಿರ್ತಾನಲ್ಲ ಅವನ ಹತ್ರ ಮೂಗಿಡಿದ್ರು ಕೆನ್ನೆ
1: ಬಾರ್ಸರು.
0: ನಾವು ಅದಕ್ಕೆ ನಾವು ಬಾರಿಸ್ಬೇಕು ಅಂತಾನೆ ಕಲಿಯಕ್ ಕತ್ಕೊಂಡ್ವಿ. ಮೇಸ್ಟ್ರು ನಮಗೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಬೆಳೆಸಿದ್ರು. ಈಗಲೂ ನಮ್ಗೆ ಈ ಸಿರಪ್ ಮಿಷನ್ ನೆನಪಿಗೆ ಬರ್ತಾರೆ.
1: ಸೂಪರ್ ಸರ್.
0: ಓದ್ಲಿಲ್ಲ ಅಂದ್ರೆ ಕನಸನೇ ಬರೋರು, ನಾಳೆ ಗಾಚಾರ ಬಿಡಿಸ್ಬಿಡ್ತೀನಿ ಅನ್ನೋ
1: ಭಯ ಇತ್ತು ನಿಮ್ಮಲ್ಲಿ?
0: ಅಯ್ಯೋ, ನಿಜವಾಗ್ಲು ನಾವು ಹಂಗಾಗಿ ಒಳ್ಳೆ ಮನೇಲಿ ತಾಯಿ ಒಳ್ಳೆ ತಾಯಿ.
1: ಓಕೆ ಓಕೆ ಓಕೆ ಸರ್. ಈಗ ನೀವು ಕ್ಲಾಸ್ ನಲ್ಲಿ ಹೋಮ್ವರ್ಕ್ ಮಾಡದೆ ಇರೋಕೆ ಅಂದ್ರೆ, ನೀವು ಅವಾಗಿನ ಸಣ್ಣ ಒಂದು ಏಜ್ ಅಲ್ಲಿ ಹೋಮ್ವರ್ಕ್ ಮಾಡ್ಲಿಲ್ಲ ಅಂತಂದ್ರೆ ಏನಾಗ್ತಾ ಇತ್ತು? ಎಕ್ಸ್ಕ್ಯೂಸ್ ಏನಾದ್ರು ಕೊಡ್ತಾ ಇದ್ರ, ಏನಾದ್ರು ಸಬೂಬು ಹೇಳ್ತಾ ಇದ್ರ, ಹೇಗಿತ್ತು ಅಂತ?
0: ಎಕ್ಸ್ಕ್ಯೂಸ್ ಇಲ್ಲ ಮೇಡಮ್ ರೇ, ಮನೆಯಾಗೂ ಬಡಿಯರು, ಶಾಲೆಗೂ ಬಡಿಯರು. ಏನಿತ್ತು ಕೆಲ್ಸ? ಅವೆಲ್ಲ ಕೆಲ್ಸ ಮಾಡ್ಕೊಂಡು ಹೊಲಕ್ಕೆ ಹೋಗಿ ಮೇವ್ ತಗೊಂಬಂದು ದನಕರುಗಳಿಗೆ ಹಾಕಿ ಓದಕ್ಬೇಕಾಗಿತ್ತು. ಬಾವಿ ನೀರ್ ಸೇದಿ ಮನೆಗೆ ಹಾಕ್ಬೇಕಾಗಿತ್ತು. ಎಷ್ಟೋ ದಿವಸ ಬೇಸಿಗೆಯ ದಿನಗಳಲ್ಲಿ ನಾವು ದನ ಕಾದಿದೀವಿ, ಕಾಯ್ಲೇಬೇಕಿತ್ತು. ಹಿಂಗೆಲ್ಲ ಮಾಡಿದೀವಿ ವಿದ್ಯಾಭ್ಯಾಸನ. ಬಾಲ್ಯದ ದಿನಗಳು ಬಹಳ ಸುಂದರವಾಗಿದ್ದು,
1: ಸುಂದರವಾಗಿತ್ತು. ಓಕೆ ಓಕೆ. ಹಂಗೆ ನೀವು ಏನಾದ್ರು ತುಂಟಾಟ ಮಾಡಿದ್ರ, ಏನಾದ್ರು ನೆನಪಿರ್ಬೇಕಲ್ವಾ ತುಂಟಾಟ ಮಾಡಿದ್ದು? ನಿಮ್ಮ ಮೇಷ್ಟ್ರುಗಳ ಕಣ್ ತಪ್ಸಿ ದೊಡ್ಡ ತರ್ಲೆ ಅಥವಾ ತಮಾಷೆ ಘಟನೆ ಯಾವ್ದಾದ್ರು ಇದೆಯಾ, ಇವಾಗ್ಲೂ ನೆನಪಿದ್ಯಾ ಅಂತ ನಿಮಗೆ?
0: ಇಲ್ಲ ಮೇಡಮ್, ಆ ತರ ನಾನು ಮಾಡ್ಲಿಲ್ಲ. ನಾನು ಮೇಷ್ಟ್ರುಗಳಿಗೆಲ್ಲ ಇಷ್ಟ ಆಗೋ ವಿದ್ಯಾರ್ಥಿಯಾಗಿ ಬೆಳೆದೆ.
1: ಓಕೆ, ಸೂಪರ್ ಸೂಪರ್.
0: ಅವ್ರ ಹೊರತುಗಳನ್ನ ನೋಡಿ ಅಯ್ಯಪ್ಪ ಎದ್ರಿಕೆಂತ ಓದ್ಕೆಂತ ಬಂದ್ಬಿಟ್ಟೆ. ಏಳನೇ ಕ್ಲಾಸ್ ಓದಬೇಕಾರೇನ ಒಬ್ರು ಕನ್ನಡ ಮೇಡಮ್ ಬಂದು ಪದ್ಯ ಆಡ್ಸಿದ್ರು ನನ್ನ ಹತ್ರ. ತುಂಬಾ ರಾಗವಾಗಿ ಆಡದೆ ತುಂಬಾ ಹಚ್ಕೊಂಡ್ಬಿಟ್ರು ನನ್ನ. ಹಂಗೆ ನಾನು ಹೈಸ್ಕೂಲಿಗೆ ಬಂದಾಗ್ಲೂ ಅಷ್ಟೇ, ಸೋಷಿಯಲ್ ಸೈನ್ಸ್ ನಾನು ಬಹಳ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದೆ. ಹಂಗಾಗಿ ಸೋಷಿಯಲ್ ಸೈನ್ಸ್ ಮೇಷ ಆಗ್ಬಿಟ್ಟಿರಲಿ.
1: ಸೂಪರ್ ಸರ್. ಆ ಪದ್ಯ ಏನಾದ್ರೂ ನೆನ್ಪಿದ್ರೆ ಹಾಡ್ಬೋದಾ?
0: ಅದೇ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ.
1: ಸೂಪರ್ ಸೂಪರ್ ಸರ್.
0: ಅದನ್ನ ಹಾಡಿಸಿದೆ.
1: ಓಕೆ ಓಕೆ. ಈಗ ಮಧ್ಯಾಹ್ನದ ಊಟದ ಡಬ್ಬಿ ಬಿಚ್ಚಿದಾಗ ಅಂದ್ರೆ ಕೂಡ್ಲೆ ನಿಮ್ಮ ಬೆಂಚ್ ಮೇಲಿನ ಸ್ನೇಹಿತರ ಜೊತೆ ಯಾವ ತಿಂಡಿ ಅಥವಾ ಯಾವ ಊಟಕ್ಕೆ ಕಳ್ಳಾಟ ನಡೆಸ್ತಾ ಇದ್ರಿ ಅಂತ ಹೇಳ್ಬೋದ?
0: ರೊಟ್ಟಿ.
1: ಓ ಸೂಪರ್. ಅಕ್ಕಿ ರೊಟ್ಟಿ?
0: ಜೋಳದ ರೊಟ್ಟಿ.
1: ಜೋಳದ ರೊಟ್ಟಿ. ಓ ಪರವಾಗಿಲ್ಲ.
0: ಅಕ್ಕಿ ರೊಟ್ಟಿ ತಿನ್ನದೆ ನಾನು ಉಣ್ಣದೆ ಎಲ್ಲ ಒಂದೇ ಅಲ್ಲ ಅಲ್ವಾ?
1: ಜೋಳದ ರೊಟ್ಟಿ
0: ಒಂದು ಮಾತೈತೆ. ಏನು ಅಂದ್ರೆ ರೊಟ್ಟಿ ತಿನ್ನನು ಗಟ್ಟಿ ಜಟ್ಟಿ ಅಂತ.
1: ಓಕೆ. ಈಗ ಸ್ಕೂಲ್ ವಾರ್ಷಿಕೋತ್ಸವ ಅಥವಾ ಸ್ಪೋರ್ಟ್ಸ್ ಡೇ ಅಂತಂದಾಗ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿರ್ತಿತ್ತು? ನೀವು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಏನಾದ್ರೂ ಗೆದ್ದಿದ್ದುಂಟ?
0: ವಿಶೇಷ ಏನ್ ಗೊತ್ತಾ, ನಾನು ಬಾಲ್ಯದಿಂದಲೂ ರಂಗಭೂಮಿ ಕಲಾವಿದ.
1: ವಾವ್, ಸೂಪರ್ ಸೂಪರ್.
0: ನಮ್ ತಂದೆನು ನಟನೆ ಮಾಡ್ತಿದ್ರು, ನಮ್ಮ ಅಣ್ಣಂದ್ರು, ನಮ್ಮ ಅಜ್ಜಂದ್ರು, ನಿಮ್ಮ ಫ್ಯಾಮಿಲಿಯಲ್ಲಿ ನಮ್ದು ರಂಗ ಚಟುವಟಿಕೆ ಇರುವಂತ ಹಿನ್ನೆಲೆ ಇರುವ ಫ್ಯಾಮಿಲಿ
1: ನಮ್ದು.
0: ಅಪ್ಪಾಜಿಗೆ ಏನೋ 7ನೇ ಕ್ಲಾಸ್ ಪಾಸ್ ಆಗಿದ್ ಮೇಷ್ಟ್ರ ಕೆಲಸ ಕೊಟ್ಟಿದ್ರು ಅಂತ ಅದೊಂದು 2 ತಿಂಗಳು ಮಾಡಿ ಜಮೀನ್ ನೋಡ್ಕೊಂಡ್ರೆ ಯಾರಿಲ್ಲ 30 ರೂಪಾಯಿ ಸಂಬಳಕ್ಕೆಲ್ಲ ಏನ್ ಹೋಗೋದು ಅಂತ ರಿಜೈನ್ ಮಾಡಿತ್ತಂತ ಅಪ್ಪಾಜಿ. ನನಗೆ ರಂಗ ಚಟುವಟಿಕೆ ಒಂದ್ ಆಸಕ್ತಿ. ಆಮೇಲೆ ಸ್ಪೋರ್ಟ್ಸ್ ಅಲ್ಲಿ ಖೋಖೋ ಆಡ್ತಿದ್ದೆ. ಒಂದ್ 6 ನಿಮಿಷ ಆಡಿಸ್ತಿದ್ದೆ ನಾನು. ಆಮೇಲೆ ಹೈಸ್ಕೂಲ್ ದಿನಗಳಲ್ಲಿ ಮತ್ತೆ ಪ್ರೈಮರಿಯಲ್ಲಿ ನಾವು ಎಲ್ಲ ಏಕಲವ್ಯ ನಾಟಕ ಮಾಡಿದ್ವಿ. ಹೈಸ್ಕೂಲಿಗೆ ಬಂದಾಗ ಲಕ್ಷಂ ಭಕ್ಷ್ಯಾಮಿ ನಾಟಕ ಮಾಡಿದ್ವಿ ರಂಗಭೂಮಿಯಲ್ಲಿ. ಆಮೇಲೆ ವಿಶೇಷ ಏನ್ ಗೊತ್ತಾ, ಹೈಸ್ಕೂಲ್ ಅಲ್ಲಿ ಇದ್ದಾಗ ರಂಗೋಲಿ ಕಾಂಪಿಟೇಷನ್ ಏರ್ಪಡಿಸಿದ್ರು. ಹುಡುಗಿಯರಿಗೂ ಬಂದಿದ್ದಿಲ್ಲ, ಫಸ್ಟ್ ಪ್ಲೇಸ್ ನಾನು ತಗೊಂಡಿದ್ದೆ.
1: ಸೂಪರ್ ಸರ್. ಓಕೆ, ಇನ್ನು ಲೈನ್ ಇರೋ ರಂಗೋಲಿನ ಅಥವಾ ಚುಕ್ಕಿ ಇಟ್ಟು
0: ಮಾಡಿ? ಯಾವ ಚುಕ್ಕಿ ಇಟ್ಟು? ನಮ್ಮವ್ವ ಏನೇ ಹೇಳ್ಕೊಡಲ್ಲಪ್ಪ, ನಮ್ಮವ್ವ ನಮ್ಮಕ್ಕ. ದಿನಗಳಲ್ಲಿ ಫಸ್ಟ್ ಪ್ಲೇಸ್ ರಂಗೋಲಿ, ಇನ್ನೂ ಸರ್ಟಿಫಿಕೇಟ್ ಇದಂಗೆ ಕಾಣ್ತೈತಿ.
1: ಸೂಪರ್ ಸೂಪರ್ ಸರ್.
0: ಯಾವ್ದನ್ನು ಕಳ್ಕೊಂಡಿಲ್ಲ. ಆಮೇಲೆ ಬಟ್ ಈಗ ನಾನು ಈಗಾಗ್ಲೇ ನನಗೆ 51 ವರ್ಷ, ಹಿಂದಕ್ಕೆ ತಿರುಗಿ ನೋಡಿದ್ರೆ ನನ್ನ ಬಾಲ್ಯದ ದಿನಗಳು ಸುಂದರವಾಗಿದ್ದಾವೆ. ಒಳ್ಳೆ ಶಿಕ್ಷಕರು ಸಿಕ್ಕರು, ನಮ್ಮನ್ನ ತಿದ್ದಿ ತೀಡಿ, ಗೆದ್ದಲಿಡ್ದಿರೋ ಮನೆಗಳಿಗೆಲ್ಲ ಬುದ್ಧಿ ಹೇಳಿ ನಮ್ಮನ್ನೆಲ್ಲ ಸನ್ಮಾರ್ಗದಲ್ಲಿ ನಡೆಸಿದ್ರು.
1: ಸೂಪರ್ ಸರ್.
0: ಹಂಗಾಗಿ ಒಳ್ಳೆ ಹುಡುಗರಾಗಿ ನಾವು ಬೆಳೆದ್ವಿ.
1: ಓಕೆ.
0: ಒಂಥರ ಮಾರಲ್ ಆಗೇ ಬೆಳೆದ್ವಿ, ಮನೆ ಕಡೆ ಬಡತನ ಅವೆಲ್ಲ ಇದ್ವಲ್ಲ. ಹಂಗಾಗಿ ಓದೋದೇ ಬಂಡವಾಳ.
1: ಖಂಡಿತ ಖಂಡಿತ.
0: ಶಿಕ್ಷಣನೇ ಒಂದು ಕ್ಯಾಪಿಟಲ್ ಮಾಡ್ಕೋಣ ಅಂತ ಓದಿದೆ.
1: ಓಕೆ.
0: ಪಿ ಜಿ ನಾನು 3rd ರ್ಯಾಂಕ್ ಮನೆಗಡೆ.
1: ಓ ಸೂಪರ್ ಸರ್.
0: ಹಂಗಾಗಿ ಇವತ್ತು ಹೈಸ್ಕೂಲ್ ಅಂದ್ರೆ ಏಕಪಾತ್ರ ಅಭಿನಯ ಮಾಡ್ತಿದ್ದೆ, ಅದ್ರಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದೀನಿ. ಆಮೇಲೆ ಈಗ ರಂಗಭೂಮಿಯಲ್ಲಿ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಎಲ್ಲ ಪ್ರಶಸ್ತಿ ತಗೊಂಡಿದ್ದೀನಿ. 60 ಹೆಚ್ಚು ನಾಟಕಗಳನ್ನ ಅಭಿನಯ ಮಾಡಿದ್ದೀನಿ. ಇವತ್ತು ನನ್ನ ವಿದ್ಯಾರ್ಥಿಗಳಿಗೆ ನಾನು ವರ್ಷ ಯೂನಿಯನ್ಡಲ್ಲಿ ಒಂದ್ ನಾಟಕ ಫಿಕ್ಸ್ ಕಲಿಸ್ತೇನೆ.
1: ಸೂಪರ್ ಸರ್.
0: ಬರ್ದೀನಿ ಕೃಷ್ಣ ಅವತಾರದ ಕೊನೆಯ ಗಳಿಗೆಗಳು ಮಾಡ್ತಿದ್ದೀನಿ, ಸಂಚಿ ಹೊನ್ನಮ್ಮ ನಾಟಕ ಮಾಡಿದೀನಿ, ಸುಮಾರು ಮದಿರೆ ಅಂತ ಒಂದ್ ನಾಟಕ ಬರೆದಿದ್ದೆ ಕಾಮಿಡಿ. ಬಹಳ ಹಂಗೆ ರಂಗಭೂಮಿಯಲ್ಲಿ ಪ್ರಯಾಣ ಸಾಗ್ತಿದೆ.
1: ಓಕೆ ಓಕೆ. ಈಗ ನಿಮ್ಮ ಶಾಲೆಯ ಕೊನೆಯ ಬೆಲ್, ಫೈನಲ್ ಬೆಲ್ ಅಂತಿರುತ್ತೆ, ಅದು ಬಾರಿಸಿದ ತಕ್ಷಣ ನಿಮ್ ತಲೆಯಲ್ಲಿ ಮೊದಲು ಓಡ್ತಾ ಇದ್ದ ಪ್ಲಾನ್ ಏನು? ನೇರವಾಗಿ ಮನೆಗೆ ಹೋಗ್ತಾ ಇದ್ರ ಅಥವಾ ದಾರಿಯಲ್ಲಿ ಹಣ್ಣು ಕಿತ್ತು ತಿಂದು ಅಥವಾ ಸೈಕಲ್ ತುಳಿದು ಅಲೆದಾಡ್ತಾ ಹೋಗ್ತಾ ಇದ್ರ ಅಲ್ಲಿ ಇಲ್ಲಿ ಅಂತ?
0: ಇಲ್ಲ, ನಮ್ಮವ್ವ ರೊಟ್ಟಿ ಕಟ್ಕೊಡೋದು. ರೊಟ್ಟಿ ಮಧ್ಯಾಹ್ನ ತಿಂತಿದ್ವ, ಏನ್ ಸಾಯಂಕಾಲ ಹೊಟ್ಟೆಗೆ ಅಷ್ಟಿರ್ಲಿಲ್ಲ. ಹಂಗೆ ಮನೆಗೆ ಹೋಗ್ತಾ ಸ್ವಲ್ಪ ಸ್ಟೇಡಿಯಂ ಅಲ್ಲಿ ಒಂದು 1/2 ಗಂಟೆ ಆಟ ಆಡ್ಕೊಂಡು ಇಲ್ಲಿ ಹೈಸ್ಕೂಲಿಗೆ ಬಂದ್ಮೇಲೆ ಬಸ್ಸಂಗಡಿಯಲ್ಲಿ ಇತ್ತು ಮನೆ, ಸ್ಟೇಡಿಯಂ ಅಲ್ಲಿ ಒಂದು 1/2 ಗಂಟೆ ಆಟ ಆಡ್ಕೊಂಡು ಮನೆಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ನಮ್ ರಾಜಶೇಖರಪ್ಪ ಮ್ಯಾಥಮೆಟಿಕ್ಸ್ ಮಾಡೋರು, ಸೈನ್ಸ್ ಮ್ಯಾಥಮೆಟಿಕ್ಸ್ ಟ್ಯೂಷನ್, ಅವ್ರ ತಕ್ಕ ಪಾಠಕ್ಕೆ ಹೋಗ್ಬೇಕಾಯ್ತು ನಾವು.
1: ಸೂಪರ್. ಓಕೆ, ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ಈಗಿನ ಈ ಸ್ಪರ್ಧಾತ್ಮಕ ಜಗತ್ತಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಬಾಲ್ಯದ ಅನುಭವಗಳಿಂದ ನೀವು ಕಲಿತ ಆ ಒಂದು ದೊಡ್ಡ ಜೀವನದ ಪಾಠ ಏನು ಅಂತ ಹೇಳ್ಬೋದಾ?
0: ನಾವು ಅಂದ್ರೆ ನಾವು ಹೆಂಗ್ ಬದುಕ್ಬೇಕು ಅನ್ನೋದನ್ನ ಕಲ್ತಿವಿ. ನಮ್ಮ ಮೇಷ್ಟ್ರುಗಳು ಕೂಡ ಯಾರು ಇದ್ರಲ್ಲಿ ತುಂಬಾ ಹೈಲಿ ಆಗಿ ಏನ್ ಬರ್ತಿದ್ದಿಲ್ಲ, ಅವರು ಅವರು ಒಂಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲ, ಹಂಗಾಗಿ ಅವರು ಅವರು ಎಲ್ಲ ಅದೇ ಜೀವನ ಮಾಡ್ತಿದ್ರು, ಕೃಷಿ ಕುಟುಂಬಗಳೇ ಅವರದೆಲ್ಲ. ನಾವು ಅವ್ರನ್ನ ನೋಡ್ತಾನೆ ಬೆಳೆದ್ವಿ. ನಾವು ಆಡಂಬರ ಮಾಡಲ್ಲ ಈಗ, ಆಯ್ತಾ? ನನ್ನ ವಿದ್ಯಾರ್ಥಿಗಳಿಗೆ ನಾನು ಮಾರ್ಗದರ್ಶನ ಮಾಡೋದು ಏನಂದ್ರೆ, ಸಮಾಜಕ್ಕೆ ನಮ್ ಕೊಡುಗೆ ದೊಡ್ಡದಾಗಿರ್ಬೇಕು. ನಾನು ನೀವು IAS ಆಫೀಸರ್ ಆಗ್ಲಿ, ಬ್ಯಾಂಕ್ ಮ್ಯಾನೇಜರ್ ಆಗ್ಲಿ, ಯಾವ್ದೇ ಒಂದ್ ಸಣ್ಣ ಹುದ್ದೆನೇ ಇರ್ಲಿ, ಕಾಯಕ ನಿಷ್ಠೆಯಿಂದ ಮಾಡ್ಬೇಕು. ಎಲ್ಲ ಭ್ರಷ್ಟಾಚಾರ ಮಾಡ್ದಂಗೆ, ಯಾರ ಹತ್ರ ಹಣ ವಸೂಲಿ ಮಾಡ್ದಂಗೆ, ಪ್ರಾಮಾಣಿಕರಾಗಿರ್ಬೇಕು ನಮ್ಮ ವಿದ್ಯಾರ್ಥಿಗಳು ಅಂತ ನಾವೆಲ್ಲರಿಗೂ ಮಾರಲ್ ಎಜುಕೇಶನ್ ಕೊಡೋದು.
1: ಸೂಪರ್. ಓಕೆ ಸರ್.
0: ಪಾಠ ನಾವೆಲ್ಲರೂ ಮಾಡ್ತೀವಿ, ಪಾಠದ ಜೊತೆ ಜೊತೆಯಲ್ಲೇ ಒಂದು ನೈತಿಕ ಶಿಕ್ಷಣ ಕೊಡ್ಬೇಕು, ಮೌಲ್ಯ ಶಿಕ್ಷಣ, ಅದು ನಮ್ಮ ಒಳ್ಳೆ ಸಂದೇಶ. ಆದರ್ಶವಂತರಾಗಿ ಬಾಳ್ರಿ, ಇನ್ನೊಬ್ರು ಯಾವತ್ತು ತೊಂದರೆ ಕೊಡ್ದಂಗ್ ಜೀವನ ಮಾಡ್ರಿ. ಯಾಕೆಂದ್ರೆ ಒಂದ್ ಸಣ್ಣ ವಿಚಾರ ಹೇಳ್ತೀನಿ, ಈಗ ನಮ್ಮನ್ನ ಈಗ ಒಂದು ಮೇಣದ ಬತ್ತಿ ಉರಿತಾ ಇತ್ತು, ಅದು ನನಗೆ ಯಾರು ಜೀವದಾನ ಮಾಡಿದ್ರು ಅಂತ ಕೇಳ್ತು. ಒಂದ್ ಬೆಂಕಿ ಕಡ್ಡಿ ನಿನಗೆ ಜೀವ ಕೊಟ್ಟು ತನ್ನ ಜೀವನ ತ್ಯಾಗ ಮಾಡ್ತು ಅಂತ ಯಾರೋ ಅದಕ್ ಕತೆ ಹೇಳಿದ್ರು ಮೇಣದ ಬತ್ತಿಗೆ. ಮೇಣದ ಬತ್ತಿ, ಅಯ್ಯೋ ನನಗೂ ನನಗ್ ಜೀವ ಕೊಟ್ಟು ಅದ್ರ ಜೀವನೇ ತ್ಯಾಗ ಮಾಡ್ಬೇಕು ಅನ್ನೋದಾದ್ರೆ ಅದ್ ಎಷ್ಟ್ ಕಷ್ಟಪಟ್ಟಿರ್ಬೋದು ಅಂತ ಮೇಣ ನೋಡ್ರಿ, ನೀರ್ ನೀರಂಗ್ ಉದುರುತ್ತೆ ಗೊತ್ತಾ? ಕೊನೆಗೆ ಮೇಣ ಹತ್ತು ಹತ್ತು ಸಾಯುತ್ತೆ.
1: ಹೌದು,
0: ಹಿಂಗೆ ನಮ್ಮ ಬದುಕನ್ನ ಕಟ್ಕೊಡಕ್ಕೆ ನಾವ್ ಹಿಂದಕ್ಕೆ ತಿರುಗಿ ನೋಡಿದ್ರೆ ಎಷ್ಟು ಜನ ಕೂಲಿ ಮಾಡಿದ್ದಾರೆ, ಎಷ್ಟು ಜನ ನಮ್ಮನ್ನ ಓದ್ಸಕ್ಕೆ ಕಷ್ಟಪಟ್ಟಿದ್ದಾರೆ ಅಲ್ವಾ. ಅವ್ರಿಗೊಂಚೂರು ಬೆಳಕಾಗ್ಬೇಕು ನಾವು.
1: ಖಂಡಿತ ಖಂಡಿತ.
0: ತಂದೆ ತಾಯಿ ಇರ್ಬೋದು, ಅಣ್ಣಂದ್ರಿರ್ಬೋದು, ನಮ್ ಬಂಧು ಬಳಗದಲ್ಲಿ ಯಾರೇ ಆಗಿರ್ಬೋದು, ಒಂದ್ ಒಳ್ಳೆ ಸ್ಥಾನಕ್ಕೆ ಬಂದಾಗ ಹಿಂದಕ್ಕೆ ತಿರುಗಿ ನೋಡಿದ್ರೆ ಅವ್ರಿಗೆ ನಾವೇನಾದ್ರೂ ಒಂಚೂರಾದ್ರೂ ಸಹಾಯ ಮಾಡ್ಬೇಕು, ಅವ್ರ ಬದುಕನ್ನು ಬೆಳಗಿಸ್ಬೇಕು, ಜ್ಯೋತಿ ಹಚ್ಚಬೇಕು ಅವ್ರ ಮನೆಗಳಿಗೂ ಅನ್ನೋದು ನಮ್ಮ ಉದ್ದೇಶ.
1: ಓಕೆ ಸರ್, ಓಕೆ.
0: ಜೀವನಕ್ಕೆ ದುಡ್ಡು ಬೇಕು, ದುಡ್ಡೇ ಜೀವನ ಅಲ್ಲ.
1: ಹೌದು ಸರ್, ಹೌದು
0: ಅಲ್ವಾ.
1: ಖಂಡಿತ.
0: ಚಿನ್ನ ಹಿಡಿಯ ಅನ್ನಕ್ಕೆ ಹಂಡೆ ಅನ್ನೋದು ಆಸೆ ಹಾಕಿ ಒಂದ್ ವಚನ ಹೇಳ
1: ಹೇಳಿ ಸರ್. ಖಂಡಿತ.
0: ಕಾಶ್ಮೀರದ ಮಹಾರಾಜ ಒಬ್ಬ ಮಹಾದೇವ ಅಂತ 12ನೇ ಶತಮಾನದಲ್ಲಿ ಬಸವಣ್ಣನವರ ವಿಚಾರ ಮಂಥನಗಳಿಗೆ ಪ್ರಭಾವಿತನಾಗಿ ತನ್ನ ರಾಜ ಪದವಿಯನ್ನು ತ್ಯಾಗ ಮಾಡಿ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಸರಳ ಉಡುಗೆಯಲ್ಲಿ ದಂಪತಿಗಳಿಬ್ರು ಬೀದರ್ ಜಿಲ್ಲೆಯ ಕಲ್ಯಾಣಕ್ಕೆ ಬರ್ತಾರೆ. ಆ ರಾಜ ಕಟ್ಟಿಗೆ ಹೊರೆಯನ್ನ ಮಾರಿ ಜೀವನ ಮಾಡ್ತಾನೆ. ಅವನು ಮಹಾರಾಜ ಅಂತ ಕೊನೆಯವ್ರಿಗೆ ಯಾರಿಗೆ ಗೊತ್ತಾಗದೇ ಇಲ್ಲ. ಆ ಕಾಶ್ಮೀರದವರೇ ಯಾರೋ ಬಂದು ಹೇಳಿದಾಗ ಗೊತ್ತಾಗುತ್ತೆ ಅವ್ರ ಹೆಸರು ಮೋಳಿಗೆ ಮಾರಯ್ಯ ಅಂತ. ಮೋಳಿಗೆ ಅಂದ್ರೆ ಕಟ್ಟಿಗೆ ಹೊರೆ, ಮಾರ್ತಾನೆ ಮಾರಯ್ಯ. ಹಂಗೆ ಆ ಮೋಳಿಗೆ ಮಾರಯ್ಯದ ಒಂದು ವಚನ ಇದೆ. ಏನದು ಅಂದ್ರೆ, ಆನೆ ಒಂಟೆ ಕುದುರೆಗಳ ಭಂಡಾರವಿದ್ದರೆ ಏನು ಫಲ, ಯಾಕಂದ್ರೆ ಮಹಾರಾಜರಾಗಿದ್ರಲ್ಲ ಅವರು. ಆನೆ ಒಂಟೆ ಕುದುರೆಗಳ ಭಂಡಾರವಿದ್ದಡೆ ಏನು ಫಲ, ಉಂಬುವುದು ಪಡಿ ಅಕ್ಕಿ, ಒಂದಾವಿನ ಹಾಲು, ಒಂದ್ ಲೋಟ ಹಾಲು, ಮಲಗುವುದು ಅರ್ಧ ಮಂಚ. ಎಲೆ ಮನುಜ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡವೋ, ಪ್ರಾಣ ವಾಯುವಿನ ಸಂಘ, ದೇಹ ಭುವಿಯ ಸಂಘ, ಕೈ ಹಿಡಿದ ಧರ್ಮ ಪತ್ನಿ ಮಕ್ಕಳ ಸಂಘ, ಒಡವೆ ತಾನೇನಪ್ಪುವುದೋ, ನೀ ಕಳಂಕ ಮಲ್ಲಿಕಾರ್ಜುನ. ರಾಜನಾಗಿದ್ದಾಗೂ ಆನೆ ಕುದುರೆ ಒಂಟೆ ಭಂಡಾರವೇ ಇತ್ತು, ಕಾಬಡೆ ಸಂಪತ್ತಿತ್ತು. ಅವಾಗ್ಲೂ ನಾನ್ ಹಿಡಿ ಅನ್ನನೇ ಉಂಡಿದ್ದು, ಒಂದ್ ಲೋಟ ಹಾಲೇ ಕುಡ್ದಿದ್ದು, ಮಲ್ಕಂಡಿದ್ದ ಅರ್ಧ ಮಂಚದಲ್ಲಿ ಮಾತ್ರ. ನಮ್ ಪ್ರಾಣ ವಾಯುವಿನಲ್ಲಿ ಹೋಗುತ್ತೆ, ದೇಹ ಭೂಮಿಯಲ್ಲಿ ಹೋಗುತ್ತೆ, ಪತ್ನಿ ಮಕ್ಕಳ ಸಂಘ ಹೋಗ್ತಾಳೆ, ಒಡವೆ ತಾಯಿ ಯಾರನ್ನಪ್ಪುತ್ತೇನೋ, ನಾವು ಮಾಡಿರೋ ಸಂಪತ್ತು ಅಲ್ವಾ. ಪ್ರಾಯಂತದ ಸಾವಿನಲ್ಲಿ ಯಾರೂ ಬರಲಾರರು ನೀ ಕಳಂಕ ಮಲ್ಲಿಕಾರ್ಜುನ ಅಂತ. ಎಲ್ಲ ತಿಳ್ಕಂಡ್ರೆ ಬದುಕು ಬಹಳ ಸೂಕ್ಷ್ಮವಾಗಿದೆ, ಸರಳವಾಗಿದೆ. ಆಡಂಬರ ಯಾಕೆ, ಸರಳವಾಗಿ ಬದುಕಿ, ಎಲ್ಲರಿಗೂ ಬೇಕಾದಾರ ಇರಕ್ ಬಾಳಿ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು. ಅದ್ ಸಾಧ್ಯ ಇಲ್ಲ, ಪ್ರಯತ್ನ ಮಾಡ್ಬೇಕು.
1: ಹೌದು ಸರ್. ಓಕೆ, ಇಷ್ಟೊತ್ತು ತುಂಬಾ ಚೆನ್ನಾಗಿ ಅದ್ಭುತವಾದ ಮಾತುಗಳನ್ನ ತಿಳಿಸಿದ್ರಿ. ಹಾಗೆ ನೀವು ಅವತ್ತು ಕಲಿತ ಆ ಪಾಠಗಳು ಮತ್ತು ಅನುಭವಗಳೇ ಇವತ್ತು ಇಷ್ಟು ಸುಂದರ ರೂಪದಲ್ಲಿ ನಾಳಿನ ಪ್ರಜೆಗಳನ್ನ ರೂಪಗೊಳಿಸೋದಕ್ಕೆ ನಿಮ್ಮ ಪ್ರಯತ್ನ ನಡೀತಾ ಇದೆ. ಹಾಗೆ ನಿಮ್ಮ ಈ ಒಂದು ಜರ್ನಿ ಹೀಗೆ ಮುಂದುವರಿಲಿ, ನಿಮ್ಮ ಮುಖದ ಮೇಲೆ ಸದಾ ಆ ಬಾಲ್ಯದ ನಗು ಹೀಗೆ ಇರಲಿ ಸರ್.
0: ಖಂಡಿತ ಇರುತ್ತೆ.
1: ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.
1: ಓಕೆ,
0: ನಮಸ್ಕಾರ.
1: ನಮಸ್ಕಾರ ಸರ್.
2: ಎಂತಹ ಸುಂದರ ಹಾಗೂ ಆಳವಾದ ಚಿಂತನೆ ಅಲ್ವಾ. ಮೋಳಗಿ ಮಾರಯ್ಯನವರ ವಚನದ ಸಾಲುಗಳನ್ನು ಉಲ್ಲೇಖಿಸುತ್ತಾ ಜೀವನದ ಪರಮ ಸತ್ಯವೇನು ಎಂಬುದನ್ನು ಎಷ್ಟು ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರು. ಅಂಕಗಳು ಅಥವಾ ದುಡ್ಡಷ್ಟೇ ಜೀವನವಲ್ಲ, ಅಂಕಗಳು ಅಥವಾ ದುಡ್ಡಷ್ಟೇ ಜೀವನವಲ್ಲ, ನಾವು ನೀಡುವ ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಬದುಕಿನಲ್ಲಿ ಕಾಯ್ದುಕೊಳ್ಳುವ ಪ್ರಾಮಾಣಿಕತೆಯೇ ನಿಜವಾದ ಆಸ್ತಿ ಎನ್ನುವ ಚನ್ನಯ್ಯ ಸರ್ ಅವರ ಮಾತುಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಡೀ ಸಮಾಜಕ್ಕೂ ದಾರಿದೀಪ. ರಂಗಭೂಮಿ ಕಲಾವಿದರಾಗಿ ಉತ್ತಮ ಶಿಕ್ಷಕರಾಗಿ ಅಕ್ಷರ ದೇವತೆಯನ್ನು ಆರಾಧಿಸುತ್ತಿರುವ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪರವಾಗಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಹಾಗೂ ಧನ್ಯವಾದಗಳು ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಶಿಕ್ಷಕರ ದಿನಾಚರಣೆಯ ಪಯಣದಲ್ಲಿ ನಾವು ಮೂರು ವಿಭಿನ್ನ ಭಾವಪೂರ್ಣ ಹಾಗೂ ಆದರ್ಶಮಯ ಬದುಕಿನ ಮೌಲ್ಯಗಳನ್ನು ತಿಳಿದುಕೊಂಡೆವು. ಒಬ್ಬ ಶಿಕ್ಷಕ ಎಂದರೆ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಪಠ್ಯ ಪುಸ್ತಕದ ಪಾಠ ಹೇಳಿಕೊಡುವವರಷ್ಟೇ ಅಲ್ಲ. ಕಚ್ಚಾ ಮಣ್ಣಿನಂತಿರುವ ಮಗುವನ್ನು ತಿದ್ದಿ ತೀಡಿ ಸಂಸ್ಕಾರ ಮತ್ತು ಮೌಲ್ಯಗಳ ಮೂರ್ತಿಯನ್ನಾಗಿ ರೂಪಿಸುವ ಅಪ್ರತಿಮ ಶಿಲ್ಪಿ. ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಜ್ಞಾನದ ಜ್ಯೋತಿ ಬೆಳಗುವ ಅಕ್ಷರ ದೇವತೆಗಳು ನಮ್ಮ ಗುರುಗಳು. ಸೊ ಇವತ್ತಿನ ಈ ವೇಗದ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅಂಕಗಳಿಗಿಂತ ಮೌಲ್ಯಗಳು ಮುಖ್ಯ, ಆಡಂಬರಕ್ಕಿಂತ ಪ್ರಾಮಾಣಿಕತೆ ಮತ್ತು ಸರಳತೆ ಮುಖ್ಯ ಎಂಬುದನ್ನು ಈ ಮೂವರು ಶಿಕ್ಷಕರು ತಮ್ಮ ಸ್ವಂತ ಜೀವನದ ಅನುಭವಗಳ ಮೂಲಕ ಸಾಬೀತುಪಡಿಸಿದ್ದಾರೆ. ನಮ್ಮ ಬದುಕಿಗೆ ದಾರಿ ತೋರಿದ, ಕೈ ಹಿಡಿದು ನಡೆಸಿದ, ಅಂದು ತಿದ್ದಿ ಇಂದಿನ ಎತ್ತರಕ್ಕೆ ಬೆಳೆಸಿದ ಜಗತ್ತಿನ ಸಮಸ್ತ ಗುರು ಪರಂಪರೆಗೆ ರೇಡಿಯೋ ಶಿವಮೊಗ್ಗ 90.8 FM ತಂಡದ ಪರವಾಗಿ ಶಿರಸಾಷ್ಟಾಂಗ ಪ್ರಣಾಮಗಳು ಅಂತ ಹೇಳ್ತಾ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳು. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
5: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 900085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
9: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ಲರೂ. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಾನು ಕೂಡ ಆರಾಮಾಗಿದ್ದೀನಿ. ಆ್ಯಂಡ್ ಹಾಗೆ ನಮ್ಮ ಕಡೆ ಅಂತೂ ಹೊರಗಡೆ ಬಿಸಿಲು ಸಿಕ್ಕಾಪಟ್ಟೆ ಸುಡ್ತಾ ಇದೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆ ಮಾತಾಡಬಹುದು. ಹಾಗೆ ನನಗೆ ಈ ಬಿಸಿಲನ್ನು ನೋಡಿದ್ರೆ ತಂಪಾಗಿ ಏನಾದ್ರು ಕುಡಿಬೇಕು ಅಂತ ಅನಿಸುತ್ತೆ. ಆದರೆ ಸಂಜೆ ಬರುವಂತಹ ಮಳೆ, ತಂಪಾದಂತಹ ಗಾಳಿ, ಇದನ್ನೆಲ್ಲ ನೋಡಿದಾಗ ಏನು ಬೇಡ, ಬಿಸಿ ಬಿಸಿಯಾಗಿ ಇದೇ ಥರ ಬಿಸಿಲಲ್ಲೇ ಇರೋಣ ಅಂತ ಅನಿಸುತ್ತೆ ಒಂದ್ಸರಿ. ಎನಿವೇ, ಇವತ್ತು ನೀವು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಹಾಗೆ ಇವತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೆಳಗ್ಗೆಯಲ್ಲೂ ಕೂಡ ಕೇಳಿದ್ದೀರಾ, ಶಿಕ್ಷಕರ ದಿನಾಚರಣೆಯ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಆ್ಯಂಡ್ ಈ ಶಿಕ್ಷಕರ ದಿನಾಚರಣೆಯಲ್ಲಿ ಶಿಕ್ಷಕರು ಬೇರೆ ಬೇರೆ ನಾವು ಏನು ವೃತ್ತಿಗಳಲ್ಲಿದ್ದಾಗ ನೋಡೋದೇ ಬೇರೆ ರೀತಿಯಲ್ಲಿ, ಅಥವಾ ನಾವು ಶಾಲಾ ದಿನಗಳಲ್ಲಿ ನೋಡಿದ್ದ ಶಿಕ್ಷಕರೇ ಬೇರೆ ರೀತಿ ಅಂತ ಹೇಳ್ಬೋದು. ಆ್ಯಂಡ್ ಇದೆಲ್ಲದರ ವಿಚಾರಗಳನ್ನ ಕೂಡ ನೀವು ಬೆಳಗ್ಗೆಯಿಂದ ನಮ್ಮ ರೇಡಿಯೋದಲ್ಲಿ ಕೇಳಿದ್ರೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಿಮಗೆ ಇವತ್ತಿನ ಕಾರ್ಯಕ್ರಮಗಳು ಹೇಗೆ ಅನಿಸ್ತಾ ಇದೆ ಅದನ್ನು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡ್ಬೋದು. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಮಾತಾಡ್ತಾ ನಿಮ್ಮ ಶಿಕ್ಷಕರನ್ನು ನೀವು ಕೂಡ ನೆನಪು ಮಾಡ್ಕೊಳ್ಬೋದು. ಆ್ಯಂಡ್ ಇವತ್ತು ಹೋಲ್ ಡೇ ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತಾ ಇದ್ವಿ, ಜೊತೆಗೆ ಇವತ್ತು ಏನಪ್ಪ ಹೇಳಬೇಕು ಅಂತಂದರೆ ನನ್ನ ಜೊತೆ ಮಾತಾಡ್ತಾ ನಿಮ್ಮ ಶಿಕ್ಷಕರು ಅಥವಾ ನಿಮಗೆ ಕಲಿಸಿದಂತಹ ಶಿಕ್ಷಕರಲ್ಲಿ ನೀವು ಏನಾದರೂ ಒಂದು ಕಿತಾಪತಿ ಮಾಡಿನೋ ಅಥವಾ ಏನೋ ಒಂದು ಓದ್ದೇನೋ ಏನೋ ಮಾಡಿ ಪೆಟ್ಟು ತಿಂದಿರ್ತೀರಲ್ಲ, ಆ ವಿಚಾರಗಳನ್ನ ಇವತ್ತು ನೆನ್ಪು ಮಾಡ್ಕೊಳ್ಳೋಣ. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಪ್ರತಿಯೊಬ್ಬರು ಕೂಡ ಕಿಟ್ಲೆ ಮಾಡೇ ಮಾಡಿರ್ತೀವಿ, ಪೆಟ್ಟು ಬಿದ್ದಿರುತ್ತೆ. ಆ್ಯಂಡ್ ನಮಗೂ ಆಗಿರುತ್ತೆ, ನಿಮಗೂ ಆಗಿರುತ್ತೆ. ಆ ರೀತಿಯ ವಿಚಾರಗಳನ್ನ ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮಾತಾಡೋದಕ್ಕೆ ರೆಡಿ ಇದ್ರೆ ನಮ್ಮ ಜೊತೆ ಮಾತಾಡ್ಬೋದು. ನಮ್ಮ ಸಂಖ್ಯೆ 9686096860962799 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡಿ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನಿದ್ದೀನಿ ಅರ್ಜ ಶ್ರೀಧರ್. ಇದು ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ಓಕೆ ಹಲೋ
10: ಸರ್,
9: ನಮಸ್ತೆ.
10: ಶಿಕ್ಷಕರ ದಿನದ ಹಾರ್ದಿಕ ಶುಭಾಶಯಗಳು ಸರ್.
9: ಥ್ಯಾಂಕ್ ಯು, ನೀವು ಕೂಡ ಶಿಕ್ಷಕರ ದಿನದ ಶುಭಾಶಯಗಳು. ಶಂಭುಲಿಂಗ ಅವರ
10: ಊಟ ಆಯ್ತಾ ಸರ್?
9: ಊಟ ಆಯ್ತು ಶಂಭುಲಿಂಗ ಅವರ?
10: ಹೌದು ಸರ್.
9: ಓಕೆ, ನಿಮ್ದಾಯ್ತಾ ಊಟ?
10: ಆಯ್ತು ಸರ್, ಇಲ್ಲಿ ಬೊಮ್ಮನಕಟ್ಟೆ ಶನೇಶ್ವರ ದೇವಸ್ಥಾನದ ಪ್ರಸಾದ ಮಾಡ್ಕೊಂಡ್ಬಂದ್ವಿ ಸರ್ ಲಾಸ್ಟ್ನೇ ವಾರ.
9: ಓಕೆ, ಸೊ ಶಂಭುಲಿಂಗ ಅವರ
10: ಹೇಳಿ ಸರ್,
9: ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ನೀವು ಪೆಟ್ಟಿಂದಿರುವಂತಹ ಒಂದು ವಿಚಾರ ಅಂತಂದ್ರೆ ಯಾವ್ದಕ್ಕೆ
10: ಪೆಟ್ಟು ತಿಂದ ವಿಷಯ ಅಂತಂದ್ರೆ, ನಾವು ಇದು ಊರಿಗೆ ಹೋಗಿದ್ದೆ, ಆ ಟೈಮಲ್ಲಿ ನನಗೆ ಹುಷಾರ್ಲಿಲ್ಲ, ಹುಷಾರಿಲ್ಲ ಊರಿಗೆ ಹೋಯ್ತು, ಹುಷಾರಿಲ್ಲದಾಗ ನಾನು ಹೋಮ್ ವರ್ಕ್ ಮಾಡಿಲ್ಲ ಸರ್. ನಮ್ಮ ಹೆಡ್ ಮಾಸ್ಟರ್ ಬಿ ಟಿ ಎಂ ಗುರು ಸಿಯರ್ಸಿನ ಅಂತ ಇದ್ರು, ಒಬ್ರು ಕ್ಲಾಸ್ ಟೀಚರ್ ಬಂದಿಲ್ಲ ಸೋಶಿಯಲ್ ಸ್ಟಡಿಗೆ, ಅವ್ರು ಬಂದು ಹೆಚ್ ಎಂ ಹೆಡ್ ಮಾಸ್ಟರ್ ಕ್ಲಾಸ್ ತಗೊಂಡಿದ್ರು. ಆ ಟೈಮಿಗೆ ಹೋಮ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ ಗಳು ಕೇಳಕ್ ನೆನಪಾಗಿಲ್ಲ, ಆ ಮೂಮೆಂಟ್ ಅಲ್ಲಿ ಕೇಳ ಎಲ್ಲ ಕೊಡ್ತಿದ್ರು. ಅವ್ ಮೇಡಮ್ ಏನ್ ಮಾಡಿದ್ರು, ರೂಲ್ ದಂಡೆ ಹೊಡೆದಿದ್ರು ಮೇಡಮ್, ಅದು ಸರ್ ರೂಲ್ ದಂಡೆ ಬರುತ್ತೆ ದಪ್ಪ ಸರಿ ಬರುತ್ತೆ ಅದ್ರ ಹೊಡೆದ್ರು, ಅದು ಇವತ್ತು ನೆನಪು ಸರ್. ಅವ್ರು ಹೊಡೆದ್ ತಪ್ಪಿದ್ರು ಸರ್, ಇವತ್ತು ಹೊಡೆದಿಕ್ಕೆ ನಾವು ಬುದ್ಧಿ ಕಲ್ತೀವಿ ಸರ್. ಆದ್ರೆ ಈಗಿನ ಶಾಲೆ ಟೀಚರ್ ಗಳಾಗಿದ್ರೆ ಮಕ್ಕಳಿಂದ ಕಂಪ್ಲೇಂಟ್ ಬರ್ತಾ ಇತ್ತು, ಹಾಗೆ ನಾವು ಈ ಬುದ್ಧಿ ಕಲ್ತೀವಿ. ಇಲ್ಲ ಅಂದ್ರೆ ಅವ್ರ ಶಾಲೆ ದೇವ್ಗಳು ನಮ್ಗೆ ದಾನ ಮಾಡಿದ್ರು, ಅವ್ರಿಗೆ ನಾವ್ ಯಾವತ್ತು ನಮ್ಗೆ ತಪ್ಪಿದೆ ಕೊಡ್ದಿದ್ದಾರೆ, ತಪ್ಪಿದೆ ಹೇಳ. ಅದು ಈಗಿನ ಕಾಲದಾಗಿದ್ರೆ ನಿಜವಲ್ಲ, ಅವ್ರ ತಂದೆ ತಾಯಿ ಹೋಗೋ ನನ್ ಮಗನಿಗೆ ಯಾಕೆ ಕೊಡಿದ್ರಿ ನೀವು ಅಂತ ಬಂದ್ಬಿಡೋದು ಸರ್ ಯಾವಕ್ಕೂ ಅಂದ್ರೆ. ಅದೊಂದ್ ಸರ್ ಒಂಥರ ಹಿಂಗೆ ಎಕ್ಸೈಸ್ ಇರ್ಲಿಲ್ಲ, ನಂಗೆ ಸಮ ಹೋಮ್ ವರ್ಕ್ ಮಾಡಿರ್ಲಿಲ್ಲ ಆ ಟೈಮಲ್ಲಿ, ಎಕ್ಸೈಸ್ ದುಡ್ಡಿನ ತೊಂದರೆ ಇತ್ತು. ನಾನೇನ್ ಮಾಡಿದೆ, ಕಾಲೆಳಲ್ಲಿ ಬರ್ಕೊಂಬಂದಿದ್ದೇನೆ ಅಂತ, ಯಾರೋ ಫ್ರೆಂಡ್ ಕಾಲೆಳ ತಗೊಳ್ಳೋದು ಕೊಟ್ಟಿದ್ದೆ ಬರ್ಕೊಂಡಿದ್ದೆ. ಆ ಟೈಮಲ್ಲಿ ನಾನು ಕಾಲೆಳಲ್ಲಿ ಹೋಮ್ ವರ್ಕ್ ಸೇರಿಸ್ಕೊಟ್ಟಿದ್ದೆ, ಇದು ಯಾರ್ದು ಅಂದ್ರೆ ನಂದು ಸರ್ ಅಂದೆ. ಯಾಕೆ ಎಕ್ಸೈಸ್ ತಂದಿಲ್ವಾ ಅಂತ ಅಂದ್ರು, ಇಲ್ಲ ಮೇಡಮ್ ಒಂಥರ ಸರಾಗ್ ದುಡ್ಡಿನ ತೊಂದ್ರೆ ಇದೆ. ಕಷ್ಟನೇ ಅವ್ನು ನನಗೆ ಹೇಳಿಲ್ಲ, ಹೊರಗಡೆ ಹೋಗ್ಬಿಟ್ಟು ಜವಾನ್ ಹತ್ರ ತರಿಸಿ ನನಗೆ 5 ಎಕ್ಸೈಸ್ ಕೊಡ್ತಿದ್ರು ಮೇಡಮ್ ಇದ್ದೀನಿ ಕೆಲ್ಸಕ್ಕೆ. ಅಲ್ಲೇ ಮುಂದಿನ ಮಹದೇವಮ್ಮ ಟೀಚರ್ ಇರ್ತಾರೆ, ರಿಟೈರ್ಡ್ ಆಗಿದೆ ಹೆಚ್ಚಿನ 5 ವರ್ಷ ಆಯ್ತು, ಈಗಲೂ ಏನ ಕೆಲಸ ಹೇಳ್ ಕಳ್ಸಾ ಸರ್, ನಾನು ಹೋಗಿ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಅವ್ರಿಗೆ. ಅವ್ನು ನೆನ್ಸ್ಕಿನ್ ಯಾಕಂದ್ರೆ ಅವ್ರು ನೆನ್ಪು, ಅವ್ರು ನಮ್ಮ ನೆನ್ಪಿದ್ರು ಈಗಲೂ ಸರ್ ಅವ್ರದ್ದು. ನನಗೆ ಏನಿದ್ರೆ ಅವ್ರು ಏನಿದ್ರು ಕರೀತಾರೆ ಮಾಡ್ತಾರೆ, ಏನು ವಿಶೇಷ ಪ್ರೋಗ್ರಾಮ್ ಇದು ಕರೀತಾರೆ ಹತ್ರದಲ್ಲಿದ್ದಾರೆ ಇಲ್ಲೇ, ಅಲ್ಲಿಂದ ಸ್ವಲ್ಪ ಒಂದು 10 ಕಿಲೋಮೀಟರ್ ಸ್ವಲ್ಪ ದೂರ ಅಷ್ಟೇ ಇರೋದು. ಇವತ್ತು ಆ ಮಾದೇವ ಟೀಚರ್ ನೆನೆಸ್ತೀನಿ ಸರ್, ಹೇಳ್ಬೇಕಂದ್ರೆ ಬಹಳ ಗುಡ್ ಟೀಚರ್
9: ಸರ್, ಅವ್ರು ನೋಡಿದಾಗ ಖುಷಿ ಆಗುತ್ತೆ ನಿಮ್ಗೆ ಯಾವಾಗ.
10: ಹೌದು ಸರ್, ಈಗಲೂ ಅಷ್ಟೇ, ಈಗ ನಾನು ನೋಡಿದ ತಕ್ಷಣ ಅಲ್ಲಿ ಬಂದ್ರೆ ಮಾತಾಡ್ಸ್ಬಿಟ್ಟು ನಾನು ಹೋಗ್ತಾರೆ ಸರ್, ಅಂಗಡಿ ಪತ್ರ ಬಂದ್ರು ಅಂದ್ರೆ ಅಂಗತ್ತ ಬಲ್ಲಿ ಹಾಸ್ಪಿಟಲ್ ಇದ್ದಾರೆ ಅಲ್ಲಿ ಬಂದ್ರೆ ನನಗೆ ಮಾತಾಡ್ಸಿದ್ರೆ ಶಂಭುಲಿಂಗ ಆರಾಮಿದೆಯಾ, ಸ್ವಚ್ಛವಾಗಿ ಬಾಯಿ ತುಂಬಾ ಶಂಭುಲಿಂಗ ಅಂತಾರೆ ಮೇಡಮ್. ಶಂಭು ಅಂತ ಯಾವತ್ತು ಕರಲ್ಲ ಸರ್, ಹೇಳ್ಬೇಕು ಅಂದ್ರೆ ಶಂಭುಲಿಂಗ ಅಂತ ಬಾಯಿ ತುಂಬಾ ಕರಿತಾರೆ ಸರ್, ಹೇಳ್ಬೇಕು ಅಂದ್ರೆ ಅದೇ ಖುಷಿ ಆಗ ಸರ್ ನಮ್ಗೆ ಇನ್ನೇನಿಲ್ಲ. ನಮ್ಮಣ್ಣ ಮದುವೆಯಲ್ಲಿ ನನಗೆ ನಮ್ಮಣ್ಣ ಮದುವೆ ಕರೆದಿದ್ದೆ, ಅದಕ್ಕೆ ನನಗೆ ಬರಕಾಗಿಲ್ಲ ಕಡ ಅಂತ ನನಗ್ ಪ್ಯಾಂಟ್ ಶರ್ಟ್ ಕೊಟ್ಟಿದ್ರು, ನಿನಗೆ ಕೊಡ್ಬಾ ನಿಮ್ ಅಣ್ಣ ಮದುವೆ ನೀನ್ ಇಟ್ಕೊಂಡ್ ಅಂತ ನನಗ್ ಪ್ಯಾಂಟ್ ಶರ್ಟ್ ಕೊಟ್ಟಿದ್ದಾರೆ, ಹೇಳ್ಬೇಕು ಅಂದ್ರೆ
9: ಗಿಫ್ಟ್. ಚೆನ್ನಾಗಿ ನೆನ್ಪು ಮಾಡ್ಕೊಂಡು ನಿಮ್ ಜೊತೆ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು.
10: ಯಾವಾಗ ಇವಾಗ ವಿಶ್ ಮಾಡಿದ್ರೆ ಸರ್, ಬೆಳಿಗ್ಗೆ ಅವ್ರು ಇದೇ ಆಗ್ಲ ಈ ಸಾಯಂಕಾಲ ವಿಶ್ ಮಾಡೋ ಸರ್, ಅವರೊಬ್ಬರಿಗೆ ನಮ್ಮ ಮೇಸ್ತಿದಾರೆ. ಹೌದು ಸರ್, ಥ್ಯಾಂಕ್ ಯು ಸರ್. ಅದು ಒಂದೇ ಸರ್, ನಮ್ ಕ್ಲಾಸ್ಮೇಟ್ ಒಬ್ಳು ದುರ್ಗಿಗುಡಲ್ಲಿ ಟೀಚರ್ ಆಗಿದ್ದಾಳೆ, ಅವಳು ಸರಿ ವಿಶ್ ಮಾಡ್ತಿದ್ದೆ ಸರ್ ಹೇಳ್ಬೇಕು ನಾನು ನನ್ನ ಅಂತ ಹೇಳಿ, ಇದು ದುರ್ಗಿಗುಡಿ ಶಾಲೆ ಶಿಕ್ಷಕಿ ಇದ್ದಾಳೆ, ಅವಳು ಖುಷಿ ಆಗ್ತಾ ಅದು ಮಕ್ಕಳ ಕಣ್ಣು ಅಂತ ಹೋಗಿದ್ದಾರೆ.
9: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಂಭುಲಿಂಗ್ ಅವರ. ಶಂಭುಲಿಂಗ್ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಅವರ ಟೀಚರ್ ನೆನಪು ಮಾಡಿಕೊಂಡು ಹಾಗೆ ಅವ್ರು ಕೊಟ್ಟಂತಹ ಪೆಟ್ಟುಗಳನ್ನ ನೆನಪು ಮಾಡ್ಕೊಳ್ತಾ ಮತ್ತೆ ಅವರು ಏನಕ್ಕೆಲ್ಲ ಪೆಟ್ಟು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ನಿಮ್ಮ ಲೈಫಲ್ಲಿ ನೀವು ತಿಂದಂತಹ ಪೆಟ್ಟು ಅದು ಕೂಡ ನಿಮ್ಮ ಶಿಕ್ಷಕರಿಂದ ತಿಂದಂತಹ ಪೆಟ್ಟು ಯಾವ ವಿಷಯಕ್ಕೆ ಮತ್ತೆ ಆ ಪೆಟ್ಟಿನಿಂದ ಏನು ಕಲ್ತ್ರಿ ಅದ್ರ ಬಗ್ಗೆ ಕೂಡ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
11: ಹಲೋ
9: ನಮಸ್ತೆ.
12: This call is now being recorded.
9: ಹಲೋ
11: ಹಲೋ
9: ಕೇಳಿಸ್ತಾ ಇದೆಯಾ?
11: ಹಾ ಈಗ ಕೇಳ್ತಾ ಇದೆ. ಸೌಂಡ್ ಯಾಕೆ ಕಡಿಮೆ ಆಗ್ತಾ ಇದೆ ಸರ್?
9: ಹೌದಾ, ಇವಾಗ ಕೇಳ್ತಾ?
11: ಈಗ ಕೇಳ್ತಾ ಇದೆ.
9: ಹಾ ಹೇಳಿ ಸರ್.
11: ಮೊದಲಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು.
9: ಥ್ಯಾಂಕ್ ಯು. ನಿಮಗೂ ಕೂಡ
11: ಶಿಕ್ಷಕರಿಗೆ ಶಿಕ್ಷಕರ ದಿನ ಶುಭಾಶಯಗಳು. ನಾನು ಪರಿಚಯ
9: ಮಾಡ್ಕೊಬಿಡ್ತೀನಿ.
11: ನರಸರ ಸಿಟಿ ಚಂದ್ರಶೇಖರ್ ಅತ್ತಿಚೋಡನೆ ವಣಸ್ಪುರ ತಾಲೂಕು ಹಾಸನ ಜಿಲ್ಲೆ 573 200 ಅನ್ನೋದು ನಮ್ಮೆಲ್ಲ ಸೋದರ ಸೋದರಿಯರಿಗೂ ನಿಮಗೂ ಸೇರಿ ನನ್ನ ನಮಸ್ಕಾರಗಳು. ಇಂದಿನ ವಿಷಯ ಗೊತ್ತ ಇವತ್ತು
9: ಇವತ್ತು ಶಿಕ್ಷಕರ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲೂ ಇವತ್ತು ಶಿಕ್ಷಕರಿಂದ ನೀವೇನಾದ್ರು ಪೆಟ್ಟು ತಿಂದಿದ್ದೀರಾ ಅಂತಂದ್ರೆ ಯಾವ ವಿಷಯಕ್ಕೆ ಪೆಟ್ಟು ತಿಂದಿದ್ದೀರಾ ಮತ್ತೆ ತಿಂದಂತಹ ಪೆಟ್ಟಿಂದ ಏನು ವಿಚಾರವನ್ನ ಕಲ್ತಿದ್ದೀರಾ ಅನ್ನೋರ ಬಗ್ಗೆ ಕೇಳ್ತಾ ಇದ್ವಿ.
11: ನಮ್ಮ ಶಿಕ್ಷಕರಿಂದ ನಮ್ ಕಾಲದಲ್ಲಿ ಬೇಕಷ್ಟು ನಾವು ವರ್ತ ತಿಂದಿದ್ದೀವಿ, ಬೇಕಷ್ಟು ತಿಂದಿದ್ದೀವಿ. ನಾವು ಏನು ವರ್ತ ತಿಂದಿದ್ವಿ, ಓದಲ್ಲಿ ಓದಿನಲ್ಲಿ ಹೊಟ್ಟೆ ವರ್ತ ತಿಂದಿಲ್ಲ. ನಮ್ದು ಕೀಟ್ಲ ಬುದ್ಧಿ ಜಾಸ್ತಿ, ಗಲಾಟೆ ಗಲಾಟೆ ಮಾಡ್ತಿದ್ವಲ್ಲ, ಹಂಗಾಗಿ ನಾವು ಆ ವಿಷಯದಲ್ಲಿ ವರ್ತ ತಿಂದಿದ್ವಿ. ಆ ಕಾಲ ಶಿಕ್ಷಣ ಹಂಗೆ ಚೆನ್ನಾಗಿತ್ತು, ಬಹಳ ಇದಿತ್ತು ಸರ್. ಅವಾಗ ರೂಲ್ ದಂಡಲ್ಲಿ ಹೊಡೆದ್ ಬಿಡೋರು, ರೂಲ್ ದಂಡೆ ಅಂತ ಒಂದು ಇಟ್ಕೊಂಡಿರೋ, ಆ ರೂಲ್ ಹಾಕೊಳಕ್ಕೆ ಅವಾಗ ಸೇರಿರಲ್ಲ, ದೊಡ್ಡ ಎತ್ತಿರ್ತಿತ್ತು ಒಂದು, ಅದ್ರಲ್ಲಿ ಹೊಡೆದ್ಬಿಟ್ರೆ ಮತ್ತೆ ಕೈ ಹಿಂಗೆ ಉಲ್ಟಾ ಮಾಡ್ಕೊಂಡು ಹೊಡೆಸ್ತಾ ಹೊಡೆಯೋರು. ಅಯ್ಯೋ ಆತರ ಅಷ್ಟ ಶಿಕ್ಷೆ ಕೊಡ್ತಿದ್ರು ಸರ್. ಅವಾಗ ಶಿಕ್ಷಣ ಚೆನ್ನಾಗಿತ್ತು, ಶಿಕ್ಷಣನೂ ಚೆನ್ನಾಗಿತ್ತು. ಈಗ ಶಿಕ್ಷಣ ಚೆನ್ನಾಗಿದೆ, ಶಿಕ್ಷೆ ಇಲ್ವಲ್ಲ, ಅದ್ರಿಂದ ಜನ ಜಾಸ್ತಿ ಅವರು ಇದ್ ಮಾಡ್ತಾ ಇರತ್ತೆ, ಕಲಿತಾ ಇಲ್ಲ, ಭಯ ಇಲ್ಲ, ಇವುಗಳ ಬಗ್ಗೆ ಭಯ ಇಲ್ಲದಂಗ ಬಿಡಿ. ಶಿಕ್ಷೆ ಇಲ್ವಲ್ಲ, ಅದ್ರಿಂದ ಭಯ ಇಲ್ಲ. ಈಗ ಶಿಕ್ಷಕರಿಗೂ ಅಷ್ಟೇ, ಅವ್ರು ಏನಪ್ಪ ಇಂದಂತರ ಅವರು ಸರಿಯಾಗಿ ಪೂರ್ಣ ಪ್ರಮಾಣ ಕೆಲಸ ಮಾಡಕ್ ಜನಗಳು ಬಿಡ್ತಾ ಇಲ್ಲ. ಶಿಕ್ಷೆ ಕೊಟ್ರೆ ಅವ್ರಿಗೆ ಕಂಪ್ಲೇಂಟ್ ಹೋಗುತ್ತೆ, ಶಿಕ್ಷೆ ಕೊಡದೆ ಇದ್ರೆ ಹುಡುಗರು ಸರಿಯಾಗಿ ಕಲಿಯಲ್ಲ.
9: ಹಾಗಾಗಿ ಶಾಲೆಗಳಿಗೆ ಬರಲ್ಲ ಮಕ್ಕಳು ಇವಾಗ,
11: ಅಲ್ಲ ಶಾಲೆಗಳಿಗೂ ಬರಲ್ಲ, ಶಿಕ್ಷೆ ಕೊಟ್ರೆ ಅವ್ರಿಗೆ ಚೆನ್ನಾಗಿ ಕಲಿತಾರೆ. ಶಿಕ್ಷೆ ಕೊಟ್ರೆ ಪೇರೆಂಟ್ಸ್ ಗಳ ತೊಂದರೆ ಮಾಡ್ತಾರೆ ಅಂತ ಅವ್ರು ಶಿಕ್ಷಕರಿಗೂ ಇದಾಗ್ಬಿಟ್ಟಿದೆ, ಒಂದ್ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ. ಹಾಗಾಗಿ ಅವ್ರಿಗೆ ಬಿಸಿಲು ತುಂಬಾ ಬಾಯಿ ಇಟ್ಕೊಂಡಾಗ ಶಿಕ್ಷೆ ಕೊಡ್ಬೇಕು, ಶಿಕ್ಷಣ ಕೊಡ್ಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ಶಿಕ್ಷೆ ಕೊಟ್ರೆ ಚೆನ್ನಾಗಿ ಕಲಿಬೇಕಾದ್ರೆ ಶಿಕ್ಷೆ ಕೊಟ್ರೆ ನಾ ಕಲಿಯೋದು, ಮತ್ತೆ ಇನ್ನೊಂದು ಹೇಗೆ ಶಿಕ್ಷೆ ಕೊಟ್ರೆ ಅದು ಅದು ನೆನಪಿನಲ್ಲಿ ಇರುತ್ತೆ ಸರ್. ಯಾರು ಕೊಡ್ದಿದ್ರು ಏನಂತ ಅನ್ಕೊಂಡು ನಾವು ಜೀವನ ಪೂರ್ತಿ ಅದನ್ನ ಆ ತಪ್ಪನ್ನ ಮಾಡಕೋವಲ್ಲ. ಹಾಗಾಗಿ ಒಂಥರ ಶಿಕ್ಷಣದಲ್ಲಿ ಶಿಕ್ಷೆ ಅದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ, ಶಿಕ್ಷೆ ಇರುತ್ತೆ ಅದನ್ನ ಶಿಕ್ಷಣಕ್ಕೆ ಒಂದು ಅರ್ಥ ಬರೋದು. ಅವಾಗೆಲ್ಲ ಬರ್ದಿದ್ರು ನಮ್ ತುಂಟಾಟಕ್ಕೆ ಜಾಸ್ತಿ ಬರ್ದಿದ್ವಿ, ಹೊಡ್ಕೊಂಡಿದ್ವಿ ನಾವು. ಏನ್ ಮಾಡೋ ಅಂದ್ರೆ ನಾವೆಲ್ಲ ಕೊಟ್ಟಿದ ಪಾಠ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಿ ಮಡ್ಕೊಬಿಟ್ಟು ಸುಮ್ನೆ ಮಾತಾಡ್ದಾಗ ಕುತ್ಕೊಳ್ಳವಲ್ಲ, ಹಂಗಾಗಿ ಹೊಡೆದಿದ್ದಾರೆ
9: ಮಾಸ್ಟರ್.
11: ಅವಾಗ ಡಸ್ಟರ್, ಈಗ ಬೋರ್ಡರ್ಸ್ ಆಗಿ ಡಸ್ಟರ್ ಇತ್ತು ಸರ್, ಅದ್ರಲ್ಲೇ ಹೊಡೆದ್ಬಿಡೋರು.
9: ಅವ್ರಿಗೆ
11: ಅವಾಗ ಕೈಲಿ ತರ ಡಸ್ಟರ್ ಹೊಡೆದ್ಬಿಡೋರು, ಜಾಕ್ ಪೀಸಲ್ ಹೊಡೆದ್ಬಿಡೋರು, ಗುರಿ ಇಟ್ಟು ಹೊಡೆದ್ಬಿಟ್ರೆ ಡಸ್ಟರ್ ಹೊಡೆದಾಗ ಇಟ್ಬಿಡ್ತಾರೆ. ಜಾಕ್ ಪೀಸಲ್ ಅಷ್ಟೇ ಇಟ್ಬಿಡ್ತಾರೆ, ಡಸ್ಟರ್ ಹೊಡೆದಾಗ ಏನಾಗುತ್ತೆ ಅಂದ್ರೆ ಅದೊಂಥರ ಮರದಲ್ವಾ, ಏಟ್ ಬಿದ್ದು ಬಿಡೋದು, ಏನು ಕೇಳಕ್ ಹೋಗ್ತಿದ್ಲ ಅವಾಗ. ಅಂದ್ರೆ ಅವ್ರಿಗೆ ಬೇಕು ಅಂತ ಹೇಳ್ತಿದ್ರು, ಅವ್ರಿಗೆ ಏನ ಇವರು ಸುಮ್ಮನೆ ತುಂಟಾಟ ನಾನು ಹೇಳಿದ ಮಾತು ಕೇಳಲ್ವ ಅಂತ ಇದಕ್ಕೆ ಅವ್ರು ಒಳ್ಳೆ ದಾರಿ ಬರಲಿ ಹೊಡೆಯರಷ್ಟೇ. ಅವ್ರ ಮೂಲ ಉದ್ದೇಶ ಚೆನ್ನಾಗಿ ಅವ್ರು ಒಳ್ಳೆ ಚೆನ್ನಾಗಿರ್ಲಿ ಅಂತ ಒಟ್ಟಲ್ಲಿ ಅಷ್ಟು ಅಷ್ಟು ಹುಡುಗರು ಇರ್ತಿದ್ರು, ಅವರೆಲ್ಲ ಮೇಂಟೈನ್ ಮಾಡಬೇಕಾದ್ರೆ ಕಷ್ಟ ಅಲ್ವಾ ಸರ್. ಅವಾಗ ಸ್ಟ್ರೆಂತ್ ಸರ್ಕಾರಿ ಶಾಲೆಗಳಿದ್ದು ಬೇರೆ ಶಾಲೆಗಳು ಜಾಸ್ತಿ ಇರಲ್ಲ, ಅಲ್ಲಿ ಒಂದು ಕ್ಲಾಸ್ 45 ಜನ ಇರೋರು, ಒಬ್ಬೊಬ್ರು ಒಬ್ಬೊಬ್ರು ಉಪಾಯ ಅಷ್ಟು ಜನ ಮೇಂಟೈನ್ ಮಾಡ್ಬೇಕು ಅಂದಾಗ ಅವ್ರಿಗೆ ಒಂದ್ ಸ್ವಲ್ಪ
9: ಕಷ್ಟ ಆಗುತ್ತೆ.
11: ತಾಳ್ಮೆ ಕಳ್ಕೊಂಡ ತಾಳ್ಮೆ ಕೆಟ್ಟಾಗ ಒಡೆಯರಷ್ಟೇ, ಅವ್ರು ಹೇಳೋ ಕೇಳೋರು ನಿಧಾನಕ್ಕೆ. ತಾಳ್ಮೆ ಮನುಷ್ಯನ ತಾಳ್ಮೆ ಒಂದು ಲಿಮಿಟ್ ಇರ್ತದಲ್ವಾ, ತಾಳ್ಮೆ ಮೀರಿದಾಗ ಅವ್ರು ಒಡೆಯರು. ಆಮೇಲೆ ಅವರು ಅಷ್ಟೇ ಮುಗ್ಸರು, ಎಲ್ಲ ಮಾಡ್ಬಾರ್ದ್ರಪ್ಪ ನೀವು, ಯಾಕೆ ನಮ್ಗೆ ಕುಪ್ಪ ಬರಂಗ್ ಮಾಡ್ತೀರಾ, ಕರೆಕ್ಟ್ ನಾವೇ ಕೆಲ್ ಕಲಿ ಗೊತ್ತೀವಿ, ಒಂದ್ಸಲ ಗೊತ್ತಾಗ್ದಾರೆ ಒಂದ್ಸಲ ಕೇಳಿ ಮಾಡಿ ಅಂತ ಹೇಳ್ಕೊಡೋರು ಅವರು.
9: ಸೊ ಹಾಗಾಗಿ ಈ ತರ ಕಿತಾಪತಿಗೆ ಪೆಟ್ಟು ಬಿತ್ತು ಅಂತ ಹೇಳ್ಬೋದಾಗ್ರೆ.
11: ಕಿತಾಪತಿಗೆ ಪೆಟ್ಟು ಬಿದ್ದಿದ್ದು.
9: ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಚಂದ್ರಶೇಖರ್ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಕಿತಾಪತಿ ಮಾಡೋದಕ್ಕೆ ಪೆಟ್ಟು ತಿನ್ನಿದ್ವಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ನೀವು ಯಾವ ವಿಷಯಕ್ಕೆ ಪೆಟ್ಟು ತಿನ್ನಿದ್ರಿ ನಿಮ್ಮ ಸ್ಕೂಲ್ ಡೇಸ್ಗಳಲ್ಲಿ ಅಥವಾ ಕಾಲೇಜ್ ಡೇಸಲ್ಲಿ ಕೂಡ ತಿಂದಿರಬಹುದು. ಆ್ಯಂಡ್ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
13: ಹಲೋ,
9: ನಮಸ್ತೆ.
13: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
9: ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ಚಿಕ್ಕಪ್ಪ ಅವರು?
13: ನಾವು ಚೆನ್ನಾಗಿದ್ದೀವಿ ಸರ್.
9: ಓಕೆ,
13: ಮೊದಲನೇದಾಗಿ ಪ್ರತಿಯೊಬ್ಬ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸರ್. ಮತ್ತೆ ಬರೀ ನಮಗೆ ಪಾಠ ಹೇಳೋ ಶಿಕ್ಷಕರೇ ಶಿಕ್ಷಕರು ಅಂತ ಏನಲ್ಲ, ನಮಗೆ ಪ್ರತಿ ದಿನವೂ ಒಂದು ಜ್ಞಾನ ಭಂಡಾರವನ್ನು ನಮಗೆ ನೀಡುತ್ತಿರುವ ಒಂದು ಈ ಆಕಾಶವಾಣಿ ಅಲ್ಲ ಇದು ಶಿವಮೊಗ್ಗ ರೇಡಿಯೋ ನೀವು ಕೂಡ ನಮಗೆ ಗುರುಗಳಿದ್ದಂಗೆ ಸರ್. ಹೌದು ಸರ್, ಯಾಕಂದ್ರೆ ಪ್ರತಿ ದಿನವೂ ಒಂದೊಂದು ಒಂದು ಜ್ಞಾನವನ್ನು ಭಂಡಾರನೇ ತಂದು ನಮಗೋಸ್ಕರ ಉಣ ಬಡಿಸ್ತಿರ್ತೀರ, ಅದು ಕೂಡ ಒಂದು ಗುರುಗಳ ಸ್ಥಾನದಲ್ಲೇ ಅನ್ಸುತ್ತೆ ಸರ್ ನನ್ಗೆ.
9: ಓಕೆ, ಸೊ ಹೇಳಿ ಸರ್, ಇವತ್ತು ಟೀಚರ್ಸ್ ಡೇ ನಲ್ಲಿ ಸ್ಪೆಷಲ್ ಆಗಿ ಇವತ್ತು ಪೆಟ್ ತಿಂದಿರೋದ್ರ ಬಗ್ಗೆ ಮಾತಾಡ್ತಿದ್ವಿ. ನೀವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅಥವಾ ಕಾಲೇಜ್ ಡೇಸ್ ಅಲ್ಲಿ ಸ್ಕೂಲ್ ಅಲ್ಲಿ ಯಾವ ವಿಷಯ ಪೆಟ್ ತಿಂದಿದ್ರಿ?
13: ಕಾಲೇಜ್ ಮೆಟ್ಲಂತೂ ಒತ್ತೇ ಇಲ್ಲ, ಹೈಸ್ಕೂಲಿಗಂತೂ ಹೋಗೇ ಇಲ್ಲ ಸರ್ ನಾನು. ನಾನು ಏನಿದ್ರು 5ನೇ ತರಗತಿ ಒಳಗೇನೆ ಇದ್ದದ್ದು. 4ನೇ ತರಗತಿ ಒಳಗಿದ್ದಾಗ ನಾನು ಇನ್ನೊಬ್ಬ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ರಿಬ್ರು ನಾವು ಇಬ್ರು ಜೊತೆ ಅಲ್ಲಿ ಯಾವಾಗಲೂ ಶಾಲೆ ಹೋಗ್ಬೇಕಾರೆ ಅವ್ರು ನಾವಿಬ್ರು ಜೊತೆನೆ ಇರ್ತೇವೆ. ನಮ್ದು ಕೆಲಸ ಏನಪ್ಪ ಅಂದ್ರೆ ಹಿತ್ಲಗಳಲ್ಲಿ ಸೌತೆಕಾಯಿ ಕದಿಯೋದೇ ನಮ್ದೊಂದು ಕೆಲಸ ಆಗ್ಬಿಟ್ಟಿರುತ್ತೆ. ನಾವೇನ್ ಬೆಳ್ಳಿ ಕದೀತಾ ಇರ್ಲಿಲ್ಲ, ಬಂಗಾರ ಕದೀತಾ ಇರ್ಲಿಲ್ಲ,
9: ನಮ್ಗೆನಪ್ಪ
13: ಸೌತೆಕಾಯಿ ಕದೀತಾ ಇದ್ವಿ, ಹಂಗೆ ಕದ್ದು ತಿಂತಾ ಇದ್ವಿ. ಒಂದ್ ದಿವಸ ನಮ್ಮ ಕ್ಲಾಸ್ ಮಾಸ್ಟರ್ ನಾವು ಅದನ್ನ ಹಿತ್ಲ ಒಳಗ ಹರಿಬೇಕಾರೆ ನೋಡ್ಕಂತ ಹೋಗಿದಾರೆ, ಅವ್ರು ಸುಮ್ಮನೆ ಹೋಗಿದಾರೆ. ಆಮೇಲೆ ಬಿಡು ಯಾರು ನೋಡಿದಾರೆ ಅಂತ ನರಮ ತಿನ್ಕೊಂಡು ಅವತ್ತೊಂಚೂರು ಲೇಟ್ ಆಗಿ ಹೋಗ್ಬಿಟ್ಟು ಸ್ಕೂಲಿಗೆ. ಬರ್ರಪ್ಪ ಬರ್ರಿ ಒಳಗ್ ಬರ್ರಿ, ಮತ್ತೆಲ್ಲೆಲ್ಲಿ ನಾಳೆ ಎಲ್ಲೆಲ್ಲಿ ಪ್ಲಾನ್ ಮಾಡ್ಕೊಂಡಿದೀರ ಅಂತಂದ್ರು. ಏನ್ ಹಿಂಗ್ ಹೇಳ್ತದಲ್ಲ ಏನು ಅಂತ ಅರ್ಥ ಆಗ್ತಾ ಇಲ್ಲ, ನಮ್ಮ ಮಕ್ಕ ನೋಡ್ತಾ ಇದೀವಿ. ಅಲ್ಲಿ ಸೌತೆಕಾಯಿ ಹರಿತಾ ಇದ್ರಲ್ಲ, ಮತ್ತೆ ತಿಂದಾಯ್ತಾ ನಮ್ಗೂ ಏನಾರ ತಂದಿದ್ದೀರಾ ಅಂತಂದ್ರು. ಅಯ್ಯೋ ಇವ್ರಿಗೆ ಹಂಗ ಗೊತ್ತಾಯ್ತು, ನಾವು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಬೆಕ್ಕು, ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರು ಕಾಣಲ್ಲ ಅಂತ ನಾವು ಅಂದ್ಕ. ಆಮೇಲೆ ಬರ್ರೇ ಬಡ್ಡಿ ಮಕ್ಕಳ ಇಲ್ಲಿ ಅಂತಂದ ಹೇಳಿ, ನೀವು ಇವತ್ತು ಸೌತೆಕಾಯಿ ಕದೀತೀರ, ನಾಳೆ ದಿನ ಇನ್ನೊಂದ್ ಕಲಿತೀರ, ಇದಕ್ಕೆ ನಾನು ಬರೋದು ಓದಕ್ಕೆ ಕತೆಗಳ ಅಂತಂದ ಹೇಳಿ, ಕಡೆ ತಮ್ಮರ ಇಲ್ಲಿ ಕೈಯ ಅಂತಂದ ಹೇಳಿ ಒಂದ್ ಎರಡೆರಡು ಬಿಟ್ರು ಸರ್. ಅವಾಗ ತಿಂದು ಸೌತೆಕಾಯಿ ಇತ್ತಕ್ಕಂತ ನೀರೆಲ್ಲ ಹೊರಗ್ ಬಂದು ಹೋಗ್ಬಿಟ್ಟು. ಒಳ್ಳೆ ನೆನಪ್ ಮಾಡ್ಕೊಡ್ರಿ ಸರ್ ಒಂದು ವಿಚಾರನ. ಹೌದು ಸರ್, ನಾವು ಹಂಗಾಗಿ ನಾನು ಏನು ಓದ್ಲಿಲ್ಲ ಅಂತ ಅನ್ಸುತ್ತೆ, ಆದ್ರೆ ಓದೋದು ಅಂತಂದ್ರೆ ನಮ್ ತಲೆ ಒಳಗೆ ಅದು ಅಂಟ್ಲಿಲ್ಲ. ಇರ್ಲಿ ಪರವಾಗಿಲ್ಲ, ನಾವು ಓದ್ಲಿಲ್ಲ ಅಂದ್ರೆ ಏನಂತೆ, ನಮ್ಮ ಮಕ್ಕಳಿಗೆ ನಾವು ಓದೋದನ್ನ ಕಲಿಸ್ಬೇಕಾಗುತ್ತೆ ಸರ್. ನಾವು ಓದ್ಲಿಲ್ಲ ಅಂತಂದು ನಮ್ಮ ಮಕ್ಕಳ ಯಾಕೆ ಓದಬೇಕು, ಓದಿಸ್ಬೇಕು, ಅವ್ರನ್ನ ಯಾಕೆ ಓದಿಸ್ಬೇಕು ಅಂತ ಮಾತ್ರ ನಮ್ ತಲೆ ಒಳಗ್ ಬರಬಾರ್ದು. ನಾವು ಓದ್ಲಿಲ್ಲ ಅಂದ್ರೆ ಏನಂತೆ, ನಮಗ್ ದುಡಿಮೆ ಮಾಡೋ ದಾರಿ ತೋರಿಸಿದಾರಲ್ಲ ಸಾಕು, ನಾಲ್ಕು ಮಾತಾಡೋ ಅಕ್ಷರ ಕಲ್ಸಿದಾರಲ್ಲ ಗುರುಗಳು ಅಷ್ಟೇ ಸಾಕು, ನಮಗೆ ತಂದೆ ತಾಯಿಗಳು ಒಂದು ದಾರಿ ದೀಪವಾಗಿದ್ದಾರೆ, ನಮಗೆ ಒಳ್ಳೆ ದುಡ್ಕಂತಿನಕ್ ಒಂದ್ ದಾರಿ ಮಾಡಿದ್ದಾರೆ, ಅದೇ ಸಾಕು. ಆದ್ರೆ ನಮ್ ಮಕ್ಕಳಿಗೆ ನಾವು ಓದೋದನ್ನ ಕಲಿಸ್ಬೇಕು, ನಮಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಓದೋದನ್ನ ಕಲಿಸ್ಲೇಬೇಕು ಅಂತ ನಾವು ಚಾಲೆಂಜ್ ಆಗಿ ತಗೊಂಡು ಮಕ್ಕಳನ್ನ ಓದಿಸ್ಬೇಕು. ನಾವು ಕೂಡ ಓದಿಸಿದಾನೆ ಸರ್.
9: ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ರು.
13: ಧನ್ಯವಾದಗಳು ಸರ್.
9: ಧನ್ಯವಾದಗಳು. ಸೊ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಅವರ ಚೈಲ್ಡ್ಹುಡ್ ಡೇಸ್ನ ಅಥವಾ ಅವರ ಸ್ಕೂಲ್ ಡೇಸ್ಗಳನ್ನ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಅಥವಾ ನಿಮ್ಮ ಸ್ಕೂಲ್ ಡೇಸ್ಗಳಲ್ಲಿ ಸೊ ಈ ಥರ ಪೆಟ್ ತಿಂದಿರ್ತೀರಾ, ಯಾವ್ಯಾವ ವಿಷಯಗಳಿಗೆ ಪೆಟ್ ತಿಂದಿದ್ದೀರಾ? ಕಿತಾಪಾತಿ ಮಾಡಿನೇ ಪೆಟ್ ತಿಂದಿದ್ದ ಅಥವಾ ಏನಾದ್ರು ಕಡಿಮೆ ಮಾರ್ಕ್ಸ್ ಬಂತು ಅಥವಾ ಏನಾದ್ರು ಸ್ಕೂಲಲ್ಲಿ ರೇಗಿಸೋದು ಈ ಥರದ್ದೆಲ್ಲ ಏನಾದ್ರು ಮಾಡಿ ಪೆಟ್ ತಿಂದ್ರ ಏನೇನು ಮಾಡಿದ್ರಿ ಅದ್ರ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಹೇಳ್ಬೋದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686279608602979, ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಅಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
14: ನಮಸ್ತೆ. ನಮಸ್ಕಾರ ಶ್ರೀಧರ್ ಸರ್.
9: ನಮಸ್ತೆ ಬ್ರಹ್ಮಾನಂದ ಅವರೇ.
14: ಹಾ ಸರ್ ನಮಸ್ಕಾರ ಸರ್, ನಾನು ಬ್ರಹ್ಮಾನಂದ ಆಂಡೆ ವಿದ್ಯಾನಗರ ಶಿವಮೊಗ್ಗ ಸರ್. ಊಟ ಆಯ್ತಾ?
9: ಊಟ ಆಗಿದೆ ಸರ್, ನಿಮ್ದಾಯ್ತಾ?
14: ಆಯ್ತು ಸರ್. ಆಯ್ತು ಸರ್, ಹೇಳಿ ಸರ್.
9: ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನಿಮಗೆ.
14: ತಮಗೂ ಕೂಡ ಸರ್, ನೀವೆಲ್ಲ ಆರ್ಜೆಗಳು ಕೂಡ ನಮಗೆ ಶಿಕ್ಷಕರು ಇದ್ದಂಗೆ.
9: ಥ್ಯಾಂಕ್ ಯು.
14: ನಮ್ಮ ಹತ್ರ ಕ್ವಶನ್ ಕೇಳ್ತೀರಾ, ಉತ್ತರ ತಗೊಂತೀರಾ, ನಮ್ಮ ಅಭಿಪ್ರಾಯ ಹೇಳಕ್ ಅವಕಾಶ ಮಾಡ್ಕೊಡ್ತೀರಾ, ಮತ್ತೆ ಅನೇಕ ವಿಷಯಗಳನ್ನ ತಿಳಿಸ್ಕೊಡ್ತೀರಾ. FM ಬಳಗದವ್ರು ಎಲ್ಲರೂ ನಮಗೆ ಟೀಚರ್ ಇದ್ದಂಗೆ, ಅವ್ರಿಗೂ ಕೂಡ ಇವತ್ತು ಶಿಕ್ಷಕರ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದೀವಿ.
9: ಓಕೆ ಥ್ಯಾಂಕ್ ಯು. ಹಾಗೆ ಸರ್, ಇವತ್ತು ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಯಾವ್ಯಾವ ವಿಷಯಗಳಿಗೆ ಪೆಟ್ ತಿನ್ನಿದ್ರಿ ಅಂತ ಕೇಳ್ತಾ ಇದ್ವಿ, ಪರ್ಟಿಕ್ಯುಲರ್ ಆಗಿ ಪೆಟ್ ತಿನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಹೇಳಿ, ನೀವು ಯಾವ ವಿಷಯಕ್ಕೆ ಪೆಟ್ ತಿನ್ನಿದ್ರಿ, ಕಿತಾಪತಿ ಮಾಡಿದ್ರ ಹೇಗೆ?
14: ಅದೇ ಸರ್, ಈ ಸ್ಕೂಲ್ ಡೇಸ್ ಅಲ್ಲಿ ನಾವು ಚಿಕ್ಕವ್ರ ಅಂದ್ಮೇಲೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿರ್ತೀವಿ. ಇದು ಹೊಡೆತ ತಿಂದಿದ್ದು ಅಂದ್ರೆ ಒಂದ್ ಎರಡ್ ಸಲ ಸ್ಕೂಲಿಗೆ ಲೇಟ್ ಆಗಿ ಹೋಗಿದ್ವಿ. ನನಗೆ ಚಿಕ್ಕವನ್ ಇದ್ದಂಗ ನೆನಪಿದೆ, 4ನೇ ಕ್ಲಾಸ್ 5ನೇ ಕ್ಲಾಸ್. ಅವಾಗ ಅಲ್ಲಿ ಮಹೇಶ್ವರಪ್ಪ ಅಂತ ಹೆಡ್ ಮಾಸ್ಟರ್ ಇದ್ರು, ಎರಡ್ ಕೈ ಕೊಡು ಅಂತ ಹೇಳಿ ಹಿಡ್ಕೊಂಡು ಕೈಗೆ ಹೊಡಿತಾ ಇದ್ರು ಸರ್. ಒಂದ್ ಎರಡ್ ಮೂರ್ ಸಲ ಕೈ ಹೊಡೆದು ನೋವು ಮಾಡಿಸ್ಕೊಂಡಿದೀವಿ ಎರಡ್ ಕೈಗೂ. ಆಮೇಲೆ ಇನ್ನೊಬ್ರು ರಾಮಚಂದ್ರಪ್ಪ ಅಂತ ಮೇಸ್ಟ್ ಇದ್ರು, ಅವ್ರಂತೂ ಬೆನ್ನಿಗೆ ಹೊಡಿತಿದ್ರು ಸರ್, ನೋವೇ ಬರೋದು. ಅವ್ರು ಕೈಗೆಲ್ಲ ಹೊಡಿತಿರ್ಲಿಲ್ಲ, ಹಿಂದ್ಗಡೆ ಕೈ ಅವರ ಒಂದ್ ದೊಡ್ಡ ಹಸ್ತದಿಂದ ಹಿಂದ್ಗಡೆ ಬೆನ್ನಿಗೆ ಹೊಡೆದು ಬಿಡ್ತಿದ್ರು ಸರ್, ಇವಾಗ್ಲೇ ನೆನಪಿದೆ. ಆಮೇಲೆ ನಮ್ಗೆ ಹೈಸ್ಕೂಲ್ ಅಲ್ಲಿ ಒಬ್ರು ಶಂಕರಪ್ಪ ಅಂತ ಪಿ ಟಿ ಮಾಸ್ಟರ್ ಇದ್ರು, ಈ ಶನಿವಾರದ ಹೊತ್ತು ಫೀಲ್ಡ್ ಅಲ್ಲಿ ಪಿ ಟಿ ಮಾಡಿಸ್ತಾ ಇದ್ರು ಇಲ್ಲಿ ಇಲ್ಲಿ ಬಿ ಆರ್ ಪ್ರಾಜೆಕ್ಟ್ ನಲ್ಲಿ. ನಾವು ಪಿ ಟಿ ಸರಿಯಾಗಿ ನಿಂತ್ಕೊಳ್ಲಿಲ್ಲ ಅಂದ್ರೆ ಹಿಂದ್ಗಡೆಯಿಂದ ಸೀಟಿ ಊದ್ಕೊಂಡು ಕಾಲಿಗೆ ಹೊಡಿತಿದ್ರು ಸರ್. ನೆನಪಿದೆ, ಇಷ್ಟೇ ಜಾಸ್ತಿ ಹೊಡ್ತಾ ತಿಂದಿಲ್ಲ ನಾನು, ಸ್ವಲ್ಪ ಡಿಸೆಂಟ್ ಹುಡುಗ.
9: ಪಿ ಟಿ ಮಾಸ್ಟರ್ ಬಂದಾಗ ಗೊತ್ತಾಗ್ತಿತ್ತ ಇಲ್ವಾ?
14: ಏನು ಸರ್?
9: ಪಿ ಟಿ ಮಾಸ್ಟರ್ ಬಂದಾಗ ಗೊತ್ತಾಗ್ತದ ಇಲ್ವಾ?
14: ಅದೇ ಗೊತ್ತಾಗ್ತಿರ್ಲಿಲ್ಲ, ನಾವು ಮುಂದ್ಗಡೆ ನೋಡ್ತಾ ಇದ್ದೀವಿ, ಹಿಂದ್ಗಡೆ ಬಂದು ನೋಡಿದ್ರೆ. ಎರಡ್ ಮೂರ್ ಸಲ ಹೊಡ್ತಾ ತಿಂದಿದ್ದೆ, ಜಾಸ್ತಿ ತಿಂದಿಲ್ಲ.
9: ಆಮೇಲೆ ಹುಷಾರಾಗ್ಬಿಡ್ತೀವಿ ನಾವು.
14: ಹಾ ಸರ್, ನಾ ತುಂಬಾ ಅಂತ ಒಂದು ಬ್ಯಾಡ್ ವಿದ್ಯಾರ್ಥಿ ಅಲ್ಲ, ಒಳ್ಳೆ ವಿದ್ಯಾರ್ಥಿನೇ, ಹಾಗಾಗಿ ಅಷ್ಟು ಜಾಸ್ತಿ ಹೊಡ್ತಾ ತಿಂದ್ರೆ ಹಿಂಗೆ ಸಣ್ಣ ಪುಟ್ಟ ಹೊಡ್ತಾ ತಿಂದಿದ್ದೆ
9: ಅಷ್ಟೇ.
14: ಆಮೇಲೆ ನಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಒಬ್ರಿದ್ರು ರೇವಣ್ಣ ಅಂತ, ಅವರು ಗಣಿತ ಪಾಠ ಮಾಡ್ತಾ ಇದ್ರ. ಅವ್ರ ಗಣಿತ ಪಾಠ ಮಾಡುವಾಗ ಎಲ್ಲ ಥಿಯರಿ ಹೇಳಿ ಲೆಕ್ಕ ಎಲ್ಲ ಮಾಡಿ ಪ್ಲಸ್ ಮೈನಸ್ ಮಾಡಿ ಉತ್ತರ ಏನು ಗೊತ್ತಾಯ್ತಾ ಅಂತೇಳಿ ಚಾಕ್ಲಿಸ್ ತಂದು ತಲೆ ಮೇಲೆ ಹಿಂಗ್ ಕೊಡ್ತಿದ್ರು ಸರ್. ಇವತ್ತು ಅದ್ ನೆನಪು ಅಂದ್ರೆ ನಗು ಬರುತ್ತೆ. ಪ್ಲಸ್ ಇಂಟು ಮೈನಸ್ ಸ್ಕ್ವಯರ್ ಎಷ್ಟ್ ಬಂತು ಉತ್ತರ, ನಾಲ್ಕು ತಿಳ್ಕೊ ಅಂತ ತಲೆ ಮೇಲೆ ಹೊಡಿತಿದ್ರು ಸರ್. ಇದೆಲ್ಲ ಬಹಳ ಒಂಥರ ಇವಾಗ ನೆನೆಸ್ಕೊಂಡ್ರೆ ಪನ್ನಿ ಅನ್ಸುತ್ತೆ. ಆದ್ರೆ ಅವ್ರ ಆಕ್ಷನ್ ನಮಗೆ ಈ ಒಬ್ಬೊಬ್ರು ಮೇಸ್ಟ್ರು ಈ ತರ ಆಕ್ಷನ್ ಮಾಡ್ತಾರೆ ಅಂತ ಕಲ್ಪನೆ ಮಾಡ್ಕೊಂತಿದ್ವಿ. ಇವತ್ತಿದು ಅದೆಲ್ಲ ನೆನಪಿದೆ ಸರ್. ಆಮೇಲೆ ಇನ್ನೊಬ್ರು ವಜ್ರನಾಭಯ ಅಂತ ಇದ್ರು, ಸ್ವಲ್ಪ ಗಡಸು ಧ್ವನಿ ಒಂಥರ ದೊಡ್ಡ ಮೀಸೆ ಬಿಟ್ಟಿದ್ರು. ನಾನು ಅವಾಗ ಕನ್ನಡ ಪಿಕ್ಚರ್ ಅವ್ರ ಕ್ಲಾಸಿಗೆ ಬಂದ್ರೆ ಕನ್ನಡ ಪಿಕ್ಚರ್ ವಜ್ರಮನಿಯಿಂದ ನೆನೆಸ್ಕೊಂತ ಇದ್ದೆ. ವಜ್ರಮನಿ ಬಂದ್ರು ಹೈಸ್ಕೂಲ್ ಅಲ್ಲಿ ಅವರು ಎಕನಾಮಿಕ್ಸ್ ಸೋಷಿಯಾಲಜಿನ ಪಾಠ ಮಾಡಕ್ ಬರ್ತಾ ಇದ್ರು, ಅವಾಗ ನಾನು ನೆನೆಸ್ಕೊಂತ ಇದ್ದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಸ್ಕೂಲಿನ ದಿನಗಳು ಒಂದು ರೀತಿ ವಿಶೇಷ ಅನ್ಬೋದು ಸರ್, ಪ್ರತಿಯೊಬ್ಬರ ಜೀವನದಲ್ಲೂ. ಮತ್ತೆ ಏನೇ ಆಗ್ಲಿ ಅವತ್ತೆಲ್ಲ ನಮಗೆ ಮೇಷ್ಟು ಶಿಕ್ಷಿಸಿ ನಮಗೆ ಒಂದೊಳ್ಳೆ ಪಾಠವನ್ನು ಹೇಳ್ಕೊಟ್ಟು ಇವತ್ತು ನಮ್ಗೆ ಜೀವನ ಒಳ್ಳೆ ಜೀವನ ಮಾಡಕ್ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಎಲ್ಲಾ ಟೀಚರ್ಗಳಿಗೆ ಮತ್ತೊಮ್ಮೆ ಶುಭಾಶಯ ಕೊಡ್ತಾ ಇದ್ದೀನಿ ಸರ್.
9: ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ.
14: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
9: ಓಕೆ, ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾ ಅವರ ಟೀಚರ್ಸ್ನ ನೆನಪು ಮಾಡ್ಕೊಳ್ತಾ ಇದ್ರು, ಹಾಗೆ ಏನೇನಕ್ಕೆಲ್ಲ ಪೆಟ್ಟು ತಿಂತಾ ಇದ್ವಿ ಅಂತ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಹಾಗೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಆ್ಯಂಡ್ ನೀವು ಕೂಡ ನಿಮಗೆ ಬಿದ್ದಂತಹ ಪೆಟ್ಟು ಯಾವಾಗ ಮತ್ತು ಆ ಪೆಟ್ಟಿನ ಏನು ಕಲ್ತ್ರಿ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಹೇಗಿದ್ಯಾ ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
16: ಹೂನೆ ರೆಡಿ ಆಗ್ತಾ ಇದೆ.
15: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
16: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
17: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
18: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
19: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
20: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
21: LIC ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
20: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
21: ಹೆಚ್ಚು ಮಾಹಿತಿಗಾಗಿ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.

ಒಂದು ವಿಷಯ ತಿಳ್ಕೋ, ನಿಂತಿರೋ ಗಡಿಯಾರನೂ ಎರಡು ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ ಆಗಲಿ.

ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜ್ಯುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ.

0: ಓಕೆ, ವೆಲ್ಕಮ್ ಬ್ಯಾಕ್. ಸೂಪರ್ ಆಗಿರುವಂತಹ ಹಾ ಬ್ಯಾಕ್ ಟು ಬ್ಯಾಕ್ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ ಜೆ ಶ್ರೀಧರ್, ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗಾನಾಡಿ ಬೋನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬರಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ವಿಶೇಷವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತು ನೀವು ಪೆಟ್ಟು ತಿಂದಿದ್ದೀರಾ ಅಂತಂದರೆ ಚೈಲ್ಡ್ಹುಡ್ ಡೇಸಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಏನು ಕಾಲೇಜ್ ಡೇಸ್ಗಳಲ್ಲಿ ಕೂಡ ಆಗಿರ್ಬೋದು. ಸೊ ಏನಕ್ಕಾದ್ರು ಪೆಟ್ಟು ತಿಂದಿದ್ದೀರಾ ಅಂತಂದರೆ ಯಾವ ವಿಷಯಕ್ಕೆ ಮತ್ತು ಅದರಿಂದ ಏನು ಕಲ್ತ್ರಿ ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ, ಯಾರಿದು? ಸೋಮಶೇಖರ್ ಅವರು, ಹೇಗಿದ್ದೀರಾ? ಓ, ನಾವು ಆರಾಮಾಗಿದ್ದೀವಿ. ಹಲೋ, ಹಾಂ, ಇವತ್ತು ಟೀಚರ್ಸ್ ಡೇ ಪ್ರಯುಕ್ತವಾಗಿ, ಸೊ ನೀವು ಚೈಲ್ಡ್ಹುಡ್ ಡೇಸಲ್ಲಿ ಅಥವಾ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಪೆಟ್ಟು ತಿಂದಿದ್ರೆ ಯಾವ ವಿಷಯಕ್ಕೆ ಪೆಟ್ಟು ತಿಂದಿರಿ ಅಂತ ಕೇಳ್ತಾ ಇದ್ವಿ.
1: ಮೊದಲನೇದಾಗಿ ಶಿಕ್ಷಕರು ಶುಭಾಶಯ, ಶಿಕ್ಷಕರ ದಿನಾಚರಣೆ.
0: ಓಕೆ,
1: ಇದು ನಾವು 8 ಕ್ಲಾಸ್ ಇದ್ದೆ ಸರ್, ಒಂಚರ ಊರಿಗೆ ಹೋಗಿದ್ವಿ ಸರ್. ನಾನು ಮೂರ್ ದಿವಸ ಸ್ಕೂಲ್ ಟೈಮ್ ಬಂದ್ಬಿಟ್ವಿ. ಹೋಮ್ವರ್ಕ್ ಕೊಟ್ಟಿದ್ರು ಸರ್, ಅದು ಹೋಮ್ವರ್ಕ್ ಮಾಡಕ ಆಗಿದ್ದಿಲ್ಲ, ಮೇಲೆ ಮೇಲೆ ಸೇರ್ಕೊಂಡ್ಬಿಟ್ರು. ಸೈನ್ಸ್ ಟೀಚರ್ ಸರ್ ಅವರು ಮೇಲೆ ಮೇಲೆ ತಿಳ್ಕೊಂಡ್ಬಿಟ್ರು. ಅವ್ರು ತಿರುಗಿ ಬಂದ್ ಸರ್ 4th ಪಿರಿಯಡ್, ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡ್ಬಂದಿರ ಅಂತ ಅಂದ್ರೆ ಹೇಳ್ತಾರ ಅಂತ ಅಂದ್ಬಿಟ್ಟು ನಾವು ಮಾಡಿದ್ದೆಲ್ಲ ಸರ್ ಮಾಡಿದ್ದಿಲ್ಲ, ಎಲ್ಲರೂ ತೋರಿಸ್ರಿ ಅಂತಂದ್ರು. ಮತ್ತೆ ತೋರಿಸ್ತಿಲ್ಲ ಅಂತಂದ್ರೆ ಇದಾಗುತ್ತೆ ಅಂತ ನಾವು ಸ್ವಲ್ಪ ಬೋತ್ ಬಂದಾಯ್ತು ಸರ್. ಅದನ್ನ ಡೇಟ್ ಚೇಂಜ್ ಮಾಡಿ ಅದನ್ನ ತೋರ್ಸೋದ್ರೆ ಸರ್ ಅವ್ರು ಕಂಡಿಡಿದ್ಬಿಟ್ಟು, ಅದನ್ನ ಕಂಡಿಡಿದ್ರೆ ಸ್ವಲ್ಪ
0: ಮಾತಾಡಿದ್ರಿ. ಥ್ಯಾಂಕ್ ಯು. ಓಕೆ, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾ, ಸೊ ಅವರು ಸ್ಕೂಲಲ್ಲಿ ಪೆಟ್ಟಿನಿದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ
2: ಸರ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಸರ್.
0: ನಿಮಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.
2: ನಿಮಗೂ ಕೂಡ ಶುಭಾಶಯಗಳು, ಹಾಗೆ ಎಲ್ಲ ಗುರುವರಿಯರಿಗೂ ಇವತ್ತು ಶಿಕ್ಷಕರ ದಿನದ ಹಾರ್ದಿಕ ಶುಭಾಶಯಗಳು ಸರ್.
0: ಓಕೆ ಸರ್, ಹೇಳಿ, ನೀವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಕಿತಾಪತಿ ಮಾಡಿದ್ರಾ? ಹೇಗೆ
2: ಸರ್? ಅದು ಹೆಂಗೆ ಅಂದ್ರೆ, ನಾವು ಮಿಡ್ಲ್ ಸ್ಕೂಲ್ ಅಲ್ಲಿ ಇದ್ದಾಗ ಪ್ರವಾಸ ಹೋಗಿದ್ವು ಸರ್. ಧರ್ಮಸ್ಥಳದಲ್ಲಿ ನಾನೇನ್ ಮಾಡಿದೆ ಅಂದ್ರೆ, ಅಲ್ಲಿ ಸರ್ ನನಗೆ ಸರಿಯಾಗಿ ನೆನಪಿಲ್ಲ ಪ್ರಾಣಿ ಯಾವ್ದು ಅಂತ, ಪ್ರಾಣಿ ಬಾಯಲ್ಲಿ ನೀರ್ ಬರೋ ವ್ಯವಸ್ಥೆ ಮಾಡಿದಾರೆ ಸರ್, ಅಲ್ಲಿ ನಲ್ಲಿ ಸಂಪರ್ಕ ಮಾಡಿ. ನಾನು ನೀರ್ ಬರ್ತಾ ಇತ್ತಲ್ಲ ಬಾಯೊಳ ಕೈ ಇಟ್ಟ ಕೂಡ್ಲೆ ನೀರ್ ನಿಂತೋಗ್ಬಿಡ್ತು ಸರ್. ಅವಾಗ ಮೇಷ್ಟು ಒದೆ ಕೊಟ್ಟಿದ್ದು ನೆನಪಿದೆ ಸರ್ ನನ್ಗೆ, ಇಲ್ಲೆಲ್ಲ ಹಿಂಗೆಲ್ಲ ಮಾಡಬಾರ್ದು ಅಂತ ಸರಿಯಾಗಿ ಒಂದೆರಡು ಏಟ್ ಕೊಟ್ಟಿದ್ದು. ಆಮೇಲೆ ಹೈಸ್ಕೂಲ್ ನಲ್ಲಿ ಸರ್ ನಾವ್ ಯಾಕೆ ಅಂದ್ರೆ ಪಾಠ ಪ್ರವಚನಗಳಿಂದ ಏನ್ ಹಿಂದ್ ಬಿದ್ದು ಅದೇ ತಿಂದಿಲ್ಲ ಸರ್. ನಾವೇನ್ ಮಾಡ್ತಿದ್ದು ಅಂದ್ರೆ ಅಲ್ಲಿ ಒಂದು ಪದ್ಧತಿ ಇತ್ತು ಸರ್, ಅವ್ರು ಏನ್ ಮಾಡೋರು ಅಂದ್ರೆ ಪ್ರಯರ್ ಹಾಲಲ್ಲಿ ಪ್ರತಿ ದಿವಸ ಪ್ರಯರ್ ಹಾಲಲ್ಲಿ ನಿನ್ನೆ ಯಾರು ಕ್ಲಾಸಿಗೆ ಬಂದಿಲ್ಲ ಅವರು ಹೊರಗಡೆ ಇಲ್ಲೇ ನಿಂತ್ಕೊಳ್ಳಿ, ಇನ್ನುಳಿದವರೆಲ್ಲ ತರಗತಿ ಕ್ಲಾಸ್ ರೂಮ್ಗೆ ಹೋಗ್ರಿ ಅಂತ ಹೇಳ್ತಾ ಇದ್ರು ಸರ್. ನಾನು ಸ್ವಲ್ಪ ಅಲ್ಲಿ ಆಬ್ಸೆಂಟ್ ಆಗ್ತಿದ್ದೆ ಸರ್, ಯಾಕೆಂದ್ರೆ ನಾವು ಅವಾಗ ಇಲ್ಲಿ ಹಳ್ಳಿ ಊರಲ್ಲಿ ಮನೆ ಕಟ್ತಾ ಇದ್ವಿ, ಹಾಗಾಗಿ ಒಂದ್ ಸ್ವಲ್ಪ ಕೆಲ್ಸಗಳಿರೋದು ಒಂದೊಂದ್ ದಿವಸ ತಪ್ಪಿಸ್ಕೊಳ್ತಿದ್ದೆ. ಅವಾಗ ಅಲ್ಲಿ ನಿಂತಿದ್ದಾಗ ಏಟ್ ಕೊಡೋರು ಸರ್, ಅವಾಗ ಏಟ್ ತಿಂದಿದೀವಿ. ಅಷ್ಟು ಬಿಟ್ರೆ ಇನ್ನ ಇಲ್ಲ ಸರ್, ಬೇರೆ ಏನು ಕಿತಾಪತಿ ಮಾಡಿ ಅಥವಾ ತಪ್ಪು ಅವೆಲ್ಲ ಮಾಡಿ ಏನು ಏಟ್ ತಿಂದಿಲ್ಲ, ಈ ರೀತಿಯ ಕಾರಣಗಳಿಂದಾಗಿ ಏಟ್ ತಿಂದಿದ್ದು ನೆನಪಿದೆ ಸರ್. ಆಮೇಲೆ ಇನ್ನ ಒಂದ್ ಸ್ವಲ್ಪ ಛೇಡ್ಸರು ಸರ್, ನಮ್ನೇನು ಅಂದ್ರೆ ಈಗ ನಾವು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪ್ರತಿ ಶುಕ್ರವಾರ ಸಂಜೆ ಇರೋದು, ನಾನು 2-3 ವರ್ಷ ಒಂದೇ ಹಾಡು ಹೇಳಿ ಅವರಿಗೆ ಬೋರ್ ಹೊಡೆಸ್ಬಿಟ್ಟಿದ್ದೆ ಸರ್ ಹೆಡ್ ಮಾಸ್ಟರ್ ಗೆ. ಅವಾಗ ಏ ಸೋಮಶೇಖರ, ಈ ಸ್ವರ್ಗ ನರ್ಕ ಇಲ್ಲೇ ತೋರ್ಸ್ಬಿಟ್ಟಿದ್ಯಾಪ, ಬೇರೆ ಹಾಡು ಹಾಡು ಅಂತ ಚೇಳ್ಸರು, ಇಲ್ಲೇ ಸ್ವರ್ಗ ಹಾಡು ಹೇಳ್ತಾ ಇದ್ದೆ ಸರ್ ಪ್ರತಿ ದಿವಸ. ಆಮೇಲೆ ಇನ್ನ ಇವ್ರು ರಾಮಚಂದ್ರ ರಾವ್ ಅಂತ ಒಬ್ರು ಹಿಂದಿ ಪಂಡಿತ ಇದ್ರು ಸರ್, ಏನು ಟೆಸ್ಟ್ ಎಲ್ಲ ಕೊಡೋರಲ್ಲ ಅವಾಗ ಎಲ್ಲ ಕ್ರೀಡೆ ಕೊಟ್ಕೊಳ್ಳ ಬರೀ ಕ್ರಿಕೆಟ್ ದೇ ಬರ್ಬಿಟ್ಟಿದ್ದೆ. ಅವಾಗ ಅವರು ಏನಾದ್ರು ಕ್ರಿಕೆಟ್ ಬಿಟ್ಟು ನಿ ಬೇರೆ ಏನು ಗೊತ್ತಿಲ್ವೇನಯ್ಯ, ನೀನು ಬೇರೆ ಯಾವ್ದಾದ್ರು ಆಯ್ಕೆ ಮಾಡ್ಕೊಳಪ್ಪ ಅಂತ ಕೇಳ್ಸರು. ಹಾಗಾಗಿ ಇವೆಲ್ಲ ಒಂದ್ ಸ್ವಲ್ಪ ಈಗ ನೆನಪಾಯ್ತು ಸರ್.
0: ಓಕೆ ಓಕೆ, ತುಂಬಾ ಚೆನ್ನಾಗಿ ಒಳ್ಳೆ ನೆನಪುಗಳನ್ನ ಹೇಳಿದ್ರಿ ಸರ್, ಥ್ಯಾಂಕ್ ಯು.
2: ಧನ್ಯವಾದಗಳು ಸರ್ ತಮಗೂ ಕೂಡ.
0: ಓಕೆ, ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರು ಪೆಟ್ಟಿನಿದ್ರು ಯಾವ್ಯಾವ ವಿಷಯಗಳಿಗೆ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಅಂಡ್ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ
3: ಹಲೋ
0: ಹಲೋ
3: ಸರ್, ನಮಸ್ತೆ.
0: ನಮಸ್ತೆ
3: ಗುಣಾ ಶಂಕರ್ ಘಟ್ಟ.
0: ಗುಣಾ ಅವರು ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಸರ್, ನೀವು?
0: ಓ, ನಾವು ಚೆನ್ನಾಗಿದ್ದೀವಿ ಮೇಡಮ್.
3: ಸರ್
0: ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.
3: ಸರ್ ನಿಮಗೂ ಶುಭಾಶಯಗಳು.
0: ಥ್ಯಾಂಕ್ ಯು.
3: ಶಿಕ್ಷಕರು ಒಂದಕ್ಕೆಲ್ಲ.
0: ಸೊ ಮೇಡಮ್ ಹೇಳಿ, ನೀವು ಯಾವ ವಿಷಯಗಳಿಗೆ ಚಿಕ್ಕ ವಯಸ್ಸಲ್ಲಿ ಪೆಟ್ಟಿನಿದ್ರಿ? ಕಿತಾಪತಿ ಮಾಡ್ತಿದ್ರ ಇಲ್ವಾ?
3: ಇಲ್ಲ ಸರ್, ಸ್ವಲ್ಪ ಸೈಲೆಂಟ್. ಯಾರಾದ್ರೂ ಹೊಡೆದ್ರೆ ಹೊಡೆಸ್ಕೊಳ್ತಾ ಇದ್ದೆ, ಬೈದ್ರೆ ಬೈಸ್ಕೊಳ್ತಾ ಇದ್ದೆ.
0: ಯಾರು ಹೊಡೆದಿದ್ರು?
3: ಫ್ರೆಂಡ್ಸ್ ಸರ್, ಹುಡುಗಿಯರು ಹುಡುಗಿಯರು ಅಕ್ಕ ತಂಗಿಯರ ನಡುವೆ ಇದು ಮಾಡ್ತಾ ಇದ್ದೆ. ಆಮೇಲೆ ಸುಮ್ನೆ ಹಳತಾ ಇದ್ದೆ ನಾನು. ಬೇರೆಯವ್ರು ಬೈಯೋರು, ಪಾಪ ಅವಳು ಹೊಡೆದ್ರೆ ಹೊಡೆಸ್ಕೊಂತಾಳೆ, ಬೈದ್ರೆ ಬೈಸ್ಕೊಳ್ತಾಳೆ, ಸಾ ಅವಳು ಮೆತ್ತೆ ಅಂದ್ಬಿಟ್ಟು ಅವಳ ಮೇಲೆ ಎಲ್ಲರೂ ಇದು ಮಾಡ್ತೀರಾ ಅಂತ ಕೆಲವ್ರು ಇದು ಮಾಡೋರು. ಬಟ್ ಸ್ವಾಭಿಮಾನಕ್ಕೆ ನೋವಾಗ ರೀತಿಲಿ ಯಾರಾದ್ರೂ ಮಾತಾಡಿದ್ರೆ ತಿರುಗ್ಸ್ ಮಾತಾಡ್ತಾ ಇದ್ದೆ, ಅದು ಅಪರೂಪಕ್ಕೆ. ನಮ್ಗೆ ಟೀಚರ್ಸ್ ಅಂತ ಬಂದಾಗ ನಾನು ಹೊಡೆತ ತಿಂದಿದ್ ಕಡಿಮೆ ಸರ್, ನಾನ್ ಸ್ವಲ್ಪ ತುಂಬಾ ಕಡಿಮೆ ಹೊಡೆತ ತಿಂದಿದ್ದು. ಬಟ್ ಒಬ್ರು ನಮ್ಗೆ ಎಡ್ವಿನ್ ಗಾಡ್ವಿನ್ ಅಂತ ಕ್ರಿಶ್ಚಿಯನ್ ಮಾಸ್ಟರ್ ಒಬ್ರು ಹೆಚ್ಎಂ ಇದ್ರು ಸರ್, ಅವರು ತುಂಬಾ ಹೊಡಿತಿದ್ರು. ಅಂದ್ರೆ ಹೊಡಿತಿದ್ದಿದ್ರೆ ಅವರು ಒಂದು ಹೊಡೆತಕ್ಕೆ ಒಂದು ಅರ್ಥ ಇತ್ತು ಸರ್, ಅವ್ರು ತಪ್ಪಾದಾಗ, ತಪ್ಪು ಮಾಡಿದಾಗ, ಕ್ಲಾಸ್ಗಳಲ್ಲಿ ತಪ್ಪು ನಡೆದಾಗ ಹೊಡಿತಾ ಇದ್ರು ಸರ್ ಅದು. ಹಾಗಾಗಿ ಒಂದ್ಸಲಿ ಬೆಂಚ್ ಅನ್ನ ಹೋಗಿ ಬ್ರೆಂಚ್ ಬ್ರೆಂಚ್ ಅಂತ ಹೇಳ್ತಾ ಇದ್ದೆ ನಾನು. ಅವಾಗಿನ ನನಗೆ ಇಂಗ್ಲಿಷ್ ಪ್ರಾರಂಭ ಸರ್, 5-6 ಕ್ಲಾಸ್ ಅಲ್ಲಿ ಸಬ್ಜೆಕ್ಟ್, ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ವಾ, ಏನೋ ಮಾತಾಡ್ತಾ ಬ್ರೆಂಚ್ ಅಂತ ಅನ್ಬಿಟ್ಟೆ. ಇನ್ನೊಂದ್ಸಲ ಹೇಳಂದ್ರು ಬ್ರೆಂಚ್ ಒಂದೇ, ಸ್ಪೆಲ್ಲಿಂಗ್ ಹೇಳಂದ್ರು ಬೆಂಚ್ ಒಂದೇ, ಹೇಳಿದೆ ಸರ್ BENCH ಅಂತ. ಮತ್ತೆ ಆರ್ ಎಲ್ಲಿಂದ ಬಂತು ಅಂದ್ರು 4 ಬಾರಿಸಿದ್ರು ಸರ್. ನಮಗ್ ಹೊಡಿಯೋದ್ ಹೆಂಗೆ ಅಂದ್ರೆ ಕೈ ಚಾಚ್ಬೇಕಿತ್ತು, ಕೈ ಹೊಡಿತಾ ಇದ್ರು ಸರ್, ಅದು ಕಂಪಲ್ಸರಿ ಕೈ ಚಾಚ್ಬೇಕಿತ್ತು. ಆ ಕೈಗೆ ಈ ಕೈಗೆ 1, 2, 3, 4 ಇಟ್ಟು ಹೊಡಿಯರು ಹೊಡೆದ್ರು ಸರ್. ಅದು ತುಂಬಾ ಹತ್ತಿದ್ದೆ. ಮನೇಲಿ ಬಂದು ನಮ್ ತಾಯಿಗೆ ಹೇಳ್ದೆ ತುಂಬಾ ಹೊಡೆದ್ಬಿಟ್ರು, ನಮ್ ಕೈ ನೋವು ಅಂತೇಳಿ. ನಮ್ಮಅಮ್ಮ ಮರುದಿನ ಸರ್ ನಮ್ಮ ಮನೆ ಮುಂದೆನೆ ಸೈಕಲ್ ಮೇಲೆ ಹೋಗ್ಬೇಕಿತ್ತು ಸರ್ ಸ್ಕೂಲ್ಗೆ. ನನ್ನನ್ನು ಸಮೇತ ಹಿಡ್ಕೊಂಡು ರೋಡಲ್ಲಿ ನಿಲ್ಲಿಸ್ಕೊಂಡು ಸರ್ ಬರ್ಬೇಕಾ ನಿಲ್ಲಿಸ್ಕೊಂಡು, ಸರ್ ನಿನ್ನೆ ನೀವೇನೋ ಹೊಡೆದ್ರಂತೆ ಮನೇಲಿ ಬಂದು ನಿಮ್ಮ ಮೇಲೆ ಚಾಡಿ ಹಿಡಿದ್ರು, ಮಾಸ್ಟರ್ ಹೊಡೆದ್ರು ಅಂತ, ಇವತ್ತು ಇನ್ನೊಂದ್ 4 ಬಾರಿಸಿ.

0: ಥ್ಯಾಂಕ್ ಯು.
1: ಓಕೆ, ಗುಣ ಅವರು ಕರೆ ಮಾಡಿದ್ರು ಶಂಕರ್ ಘಟ್ಟದಿಂದ, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವರು ಕೂಡ ಪೆಟ್ಟಿನಿಂದ ನಾನು ನೆನ್ಪು ಮಾಡ್ಕೊಂಡು ಹೇಳಿದ್ರು. ಆ್ಯಂಡ್ ಹಾಗೆ ನೀವು ಕೂಡ ನಿಮ್ಮ ಲೈಫಲ್ಲಿ ಈ ಥರ ಸ್ಕೂಲ್ ಡೇಸಲ್ಲಿ ಪೆಟ್ಟೇನಾದ್ರು ತಿಂದಿದ್ದೀರಾ ಅಂತಂದರೆ ಯಾವ ವಿಷಯಕ್ಕೆ ಮತ್ತು ಅದರಿಂದ ಏನು ಕಲ್ತಿರಿ ಅದನ್ನು ಕೂಡ ನಮ್ಮ ಜೊತೆ ಮಾತಾಡ್ತಾ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ ಜೆ ಶ್ರೀಧರ್ ಹೇಳ್ತಾ ಇರೀ ರೇಡಿಯೋ ಶಿವಮೊಗ್ಗ ರಾಂಡಿ ಪನೋಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ರಾಣಿ ಪನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜಿ ಶ್ರೀಧರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಟೀಚರ್ಸ್ ಡೇಯ ಪ್ರಯುಕ್ತವಾಗಿ ಬೆಳಗಿನಿಂದ ಕೂಡ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲೇ ಇವಾಗಲೂ ಕೂಡ ನಿಮ್ಮ ಟೀಚರ್ ಹೊಡೆದಿರುವಂತಹ ಪೆಟ್ಟು ಯಾವುದಕ್ಕೆ ಮತ್ತು ಅದರಿಂದ ಏನು ಕಲ್ತ್ರಿ ಅದರ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಹೇಳ್ಬೋದು. ಸೊ ನಮಗೆ ಕರೆ ಮಾಡಬೇಕು ಅಂತಂದರೆ ನಮ್ಮ ಸಂಖ್ಯೆ 9627 9629 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ನೀವು ತಿಂದಂತಹ ಪೆಟ್ಟು ಯಾವ ವಿಷಯಕ್ಕೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಆ್ಯಂಡ್ ಹಾಗೆ ಬೆಳಗ್ಗೆಯಿಂದ ಯಾರಿಗಾದರೂ ನಿಮ್ಮ ಟೀಚರ್ ಬಗ್ಗೆ ನೆನ್ಪು ಮಾಡಿಕೊಂಡು ಹೇಳೋಕ್ಕಾಗಿಲ್ಲ ಅಂತಂದರೆ ನೀವು ಕೂಡ ಕರೆ ಮಾಡಿ ಮಾತಾಡಿ ನಮ್ಮ ಜೊತೆ ಹೇಳಿ ಅಂತ ಹೇಳ್ತಾ. ಸೊ ಹಾಗೆ ನಮ್ಮ ಲಿಸ್ನರ್ಸ್ ಕೂಡ ಹೇಳ್ತಿದ್ದ ಹಾಗೆ ಎಲ್ಲರೂ ಕೂಡ ಪೆಟ್ಟು ತಿಂದಿದ್ದೀವಿ ಒಂದಲ್ಲ ಒಂದು ವಿಷಯಕ್ಕೆ ಅಂತೇಳಿ ಹೇಳ್ತಾ ಇದ್ರು. ಚಿಕ್ಕ ಪುಟ್ಟ ವಿಷಯಗಳು ಇದ್ದೇ ಇರುತ್ತೆ, ಒಂದಲ್ಲ ಒಂದು ಸಾರಿ ನಾವು ಪೆಟ್ಟು ತಿಂದೇ ತಿಂದಿರ್ತೀವಿ. ಯಾಕಂದರೆ ಚೈಲ್ಡ್ಹುಡ್ ಡೇಸಲ್ಲಿ ನಮಗೆ ಕಿತಾಪತಿ ಮಾಡೋದೇ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಈ ಹೋಮ್ವರ್ಕ್ ಕೊಟ್ಟಾಗ ಅಥವಾ ಏನಾದರೂ ಹೇಳಿ ಅಂತ ಹೇಳಿದಾಗ, ಕ್ವೆಶನ್ ಆನ್ಸರ್ ಕೇಳಿದಾಗ, ಇದೆಲ್ಲದರಲ್ಲೂ ಒಂದೊಂದಲ್ಲ ಒಂದು ಸಾರಿ ಪೆಟ್ಟು ಬಿದ್ದೇ ಬಿದ್ದಿರುತ್ತೆ. ಆ್ಯಂಡ್ ನಮಗೂ ಕೂಡ ಅದೇ ರೀತಿಯಲ್ಲಿ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಚೈಲ್ಡ್ಹುಡ್ ಡೇಸಲ್ಲಿ ಸಿಕ್ಕಾಪಟ್ಟೆ ಹೊಡೆತಾ ತಿಂದಿದ್ದೀವಿ. ಆ್ಯಂಡ್ ನಮ್ಮ ಟೀಚರ್ಸ್ಗಳು ಅಷ್ಟೇ, ನಾವು ಕಿತಾಪತಿ ಮಾಡೋದಕ್ಕೆ ಹುಡುಕ ಬಂದು ಹೊಡೆಯೋರು. ಅಂದರೆ ಸ್ಕೂಲಲ್ಲಿ ಕೂತ್ಕೊಂಡು ಮಾತಾಡಬೇಡಿ ಅಂತ ಹೇಳಿದಾಗಲೇ ಜಾಸ್ತಿ ಮಾತಾಡ್ತಿದ್ದೀವಿ ನಾವೆಲ್ಲ. ಸೊ ಎಲ್ಲ ಸ್ಕೂಲ್ಗಳಲ್ಲೂ ಎಲ್ಲ ಸ್ಟೂಡೆಂಟ್ಸ್ಗಳು ಇದನ್ನೇ ಮಾಡೋದು ಜಾಸ್ತಿ. ಅಂದರೆ ತುಂಬ ಡೀಸೆಂಟಾಗಿ ಇದ್ದವರು ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ, ಆದರೆ ನೇಮ್ ಬರೆಯೋರು ಇರ್ತಾರಲ್ಲ, ಅವ್ರನ್ನ ನಮ್ಮನೆ ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಈ ಥರದ ಒಂದಷ್ಟು ಇನ್ಸಿಡೆಂಟ್ಗಳಾದಾಗ ಒಂದು ಪೆಟ್ಟು ಬಿದ್ದೇ ಬಿದ್ದಿರುತ್ತೆ. ನಿಮ್ಮ ಲೈಫಲ್ಲೂ ಕೂಡ ಈ ಥರದ ಇನ್ಸಿಡೆಂಟ್ಗಳು ನಡೆದಿದ್ರೆ ನೀವು ಅದನ್ನು ನೆನಪು ಮಾಡಿಕೊಂಡು ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಬೋದು. ನಮ್ಮ ಸಂಖ್ಯೆಗೆ ಕರೆ ಮಾಡಿ, ನಮ್ಮ ಸಂಖ್ಯೆ 9686 0926 2279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
7: ಬಾ ಬಾ ಬಾ.
1: ಹಲೋ
7: ಹಲೋ,
1: ನಮಸ್ತೆ.
7: ಹಲೋ ನಮಸ್ತೆ, ಶುಭ ಸಂಜೆ ಎಲ್ಲರಿಗೂ. ಶ್ರೀಧರ್,
1: ಶುಭ ಸಂಜೆ. ಶಾಂತ ಅವರು ಹೇಗಿದ್ದೀರಾ?
7: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ.
7: ಎಲ್ಲರಿಗೂ ಶಿಕ್ಷಕ ದಿನಾಚರಣೆ, ನಮ್ಮ ಕೇಳಿದ ಮಿತ್ರರು, ಶಿಕ್ಷಕರು ಯಾರ್ಯಾರಿದ್ದಾರೆ, ಎಲ್ಲರಿಗೂ ಶಿಕ್ಷಕ ದಿನಾಚರಣೆ ಶುಭಾಶಯಗಳು. ಶ್ರೀಧರ್,
1: ಓಕೆ. ಸೊ ಮೇಡಮ್ ಹೇಳಿ, ನೀವು ಚೈಲ್ಡ್ಹುಡ್ ಅಲ್ಲಿ ಸ್ಕೂಲಿಗೆ ಹೋದ ಟೈಮಲ್ಲಿ ಯಾವ್ದು ಯಾವ ವಿಷಯಕ್ಕೆ ಪೆಟ್ಟು ತಿಂದಿದ್ರಿ?
7: ಪೆಟ್ಟಂದ್ರೆ ನಾವು ಫಸ್ಟ್ ಪೆಟ್ಟಲ್ಲ ಅಷ್ಟು ತಿಂದಿಲ್ಲ. ಮತ್ತೆ ಮಧ್ಯಾಹ್ನ ಟೈಮು ಸೋಷಿಯಾಲಜಿ ಎಲ್ಲ ಇರ್ತಿತ್ತು ಹೈಸ್ಕೂಲ್ ಅಲ್ಲಿ ಇರುವಾಗ, ಅವಾಗ ಸೋಷಿಯಲ್ ಮಾಸ್ಟರ್ ಮಾತ್ರ ಮಧ್ಯದಲ್ಲಿ ತೂಗಿಸ್ತಾ, ಯಾರಾದ್ರೂ ತೂಗಿಸ್ತಿರ್ತಾರೆ, ಅವರಿಗೆಲ್ಲ ಚಾಪಿಸ್ ಅಲ್ಲಿ ಬೋರ್ಡ್ ಅಲ್ಲಿ ಬರಿತಾ ಇರ್ತಿದ್ರು.
1: ಸೋಷಿಯಲ್ ಬರದೇ ಮಧ್ಯಾಹ್ನ ಟೈಮಲ್ಲಿ ಯಾವಾಗ್ಲೂ
7: ಚಾಪಿಸ್ ಅಲ್ಲೇ ಹಂಗೆ ತೂಗಿಸ್ತಾ ಇರೋರಿಗೆಲ್ಲ ಚಾಪಿಸ್ ಅಲ್ಲಿ ಹಿಂಗೆ ಹಂಗೆ ಹೊಡಿಯೋರು. ಅದು ನೆನ್ಸ್ಕೊಂಡು ನಗು ಬಂತು. ನೀವು ಇದರ
1: ನಿಮ್ಗು ಬಿದ್ದಿತ್ತ ಒಂದ್ಸರಿ?
7: ನಮಗೆ ಕಮ್ಮಿ
1: ಕಡಿಮೆ
7: ಮಾಡ್ತಾ ಇರೋ ಎಚ್ಚರಿಸೋದ್ ನಾವು ಜಾಸ್ತಿ ಕಡೆ ನೋಡ್ತಾ ಇದಾರೆ ನೋಡ್ ನೋಡಂತ ಹಿಂಗೆ ಸುಮ್ನೆ ಆ ಕಡೆ ಈ ಕಡೆ ಕೀಟ್ಲೆ ಮಾಡ್ತಾ ಇರ್ತೀವಿ. ಮುಂದ್ಗಡೆ ಬೆಂಚ್ ಇರೋರಿಗೆ, ಅಕ್ಕಪಕ್ಕ ಇರೋರಿಗೆಲ್ಲ ಎಚ್ಚರಿಸ್ತಾ ಇರ್ತಿದ್ವಿ. ನಮ್ಮ ಕನ್ನಡ ಮುಖಂಡಿತ್ತು ಒಬ್ರಿದ್ರು, ಬಿಳಿ ಭಟ್ ಅಂತ, ಅವರು ಪಿಳಿ ಹಿಂಡೋರು.

0: ಯಾರು ಸ್ವಲ್ಪ ಇದು ಲಘು ಗುರು ಅವೆಲ್ಲ ಇರುತ್ತಲ್ಲ, ಸರಿ ಹಾಕಿಲ್ಲ ಅಂತ ಹೇಳಿದ್ರೆ ಕನ್ನಡ ಪಂಡಿತ್ ಸಲ. ಹಾಗಾಗಿ ಸರಿ ಕಿವಿ ಹತ್ರ ಸರಿ ಹಿಂಡೋರು. ಮೊನ್ನೆ ನಾವು ಗುರುವಂದನ ಕಾರ್ಯಕ್ರಮ ಮಾಡಿದಾಗ ಮಸ್ತ್ ಮನೆಗೆಲ್ಲ ಹೋಗಿ ನಮ್ಮ ಶಾಲೆಗೆಲ್ಲ ಕರೆಸಿ ಗುರುವಂದನ ಕಾರ್ಯಕ್ರಮ ಆಗೆಲ್ಲ ಹೇಳ್ತಾ ಇದ್ವಿ ಸರ್, ನೀವ್ ಈ ತರ ನಮಗೆಲ್ಲ ಇದ್ ಮಾಡ್ತಾ ಇದ್ರಿ, ಕಿವಿ ಅಂತ ಇದ್ರಿ, ಇದನ್ನು ನಿಮ್ಸ್ಕೊಂಡ್ರೆ ಇನ್ನು ಚುರುಕ್ ಅಂತ ಇರ್ತೀವಿ ಅಂತ ಅವರಿಗೆ. ಪಿಟಿ ಮಾಸ್ಟರ್ ಇದ್ರು ಅವರು, ಸರಿಗೆ ಶನಿವಾರ ಇರ್ತಿತ್ತು ಆಗ, ಸರಿ ನಾವು ಡ್ರಿಲ್ ಎಲ್ಲ ಮಾಡಿಲ್ಲ ಅಂದ್ರೆ ಸರಿ ಪೆಟ್ಕೊಡೋರ್ ಅವಾಗೆಲ್ಲ, ಕಾಲು ಕಾಲಿಗೆ ಬೆನ್ನಿಗೆಲ್ಲ ಹೊಡಿಯೋರ್ ಅವಾಗ, ಆಗೆಲ್ಲ ಏನೋ ಅನಿಸ್ತು, ಏನೋ ಅನಿಸ್ತಿರ್ಲಿಲ್ಲ ಶ್ರೀಧರ್ ಅವಾಗೆಲ್ಲ ಪೆಟ್ಟಿದ್ರು ಹೊಡಿತಿದ್ರು. ಈಗ ಆ ತರ ಮಾಡಂಗೆ ಇಲ್ಲಲ್ಲ, ಕೋಲೆ ಹಿಡಿಯಂಗಿಲ್ಲ ಯಾರು ಮಾಸ್ಟರ್. ಏನೋ ಒಂಥರ ಚೆನ್ನಾಗಿತ್ತು ಅವಾಗೆಲ್ಲ, ಆ ಲೈಫ್
1: ಪ್ರೈಮರಿಯಿಂದ
0: ಹಿಡಿದು ಕಾಲೇಜ್ವರೆಗೂ. ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಶ್ರೀಧರ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೂ ಕೂಡ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು.
0: ಥ್ಯಾಂಕ್ ಯು.
1: ಶಾಂತ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾ ನೆನ್ಪು ಮಾಡ್ಕೊಂಡು ಹೇಳ್ತಾ ಇದ್ರು. ನೋಡಿ ಈ ತರ ಏನು ಅದೇನು ಮಾಡೋಕ್ಕಾಗಲ್ಲ, ಅನಿವಾರ್ಯಕ್ಕೆ ಸೋಷಿಯಲ್ ಪೀರಿಯಡ್ ಎಲ್ಲ ತಗೊಬಂದು ಮಧ್ಯಾಹ್ನದ ಮೇಲೆ ಹಾಕಿಟ್ಟಿರ್ತಾಯಿದ್ರು. ಸೊ ಮಧ್ಯಾಹ್ನ ಊಟ ಮಾಡಿ ಬಂದು ಆಟಾಡ್ಕೊ ಬರ್ತೀವಿ, ಸುಸ್ತಾಗಿರುತ್ತೆ. ಸೊ ಆಮೇಲೆ ಬಂದ ತಕ್ಷಣ ಜೋಗಳ ಆಡ್ದಂಗೆ ಆಗುತ್ತೆ, ನಿದ್ದೆ ಬರ್ತಾ ಇರುತ್ತೆ. ಕೆಲವೊಂದ್ಸರಿ ಚಾಕ್ ಪೀಸಲ್ಲಿ ಹೊಡೆದ್ರೆ ಓಕೆ ತಗೊಬಂದು ತಲೆಗೆ ರಪ್ ಅಂತ ಹೊಡೆದಿದ್ರು. ಸೊ ಅದು ಕೂಡ ನಮಗೆ ಬಿದ್ದಿದ್ದಾವೆ ಪೆಟ್ಟುಗಳು. ಆ್ಯಂಡ್ ನಮ್ಮ ಫ್ರೆಂಡ್ಸು ಗ್ರೂಪ್ ಎಲ್ಲ ಇದ್ವಿ ನಾವು. ಸೊ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ವಿ, ಜೊತೆಗೆ ಅದ್ರ ಜೊತೆಗೆ ಈ ಥರ ಕಿತಾಪತಿಗಳು ಕೂಡ ಇರ್ತಾ ಇತ್ತು. ಆ್ಯಂಡ್ ನೀವು ಕೂಡ ಈ ಥರ ಏನಾದ್ರು ಮಾಡಿದ್ರೆ ಅಂತಂದ್ರೆ ಅದ್ರ ಬಗ್ಗೆ ಹೇಳ್ಬೋದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಆಡಿದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ಕಾರ ಸರ್.
1: ನಮಸ್ಕಾರ,
2: ಮುರುಳಿದರ ಶಿವಮೊಗ್ಗ.
1: ಮುರುಳಿದರ ಅವರು ಹೇಗಿದ್ದೀರಾ?
2: ಹಿಂಗೆ ಚೆನ್ನಾಗಿದ್ದೀವಿ ಸರ್, ಕೆಲಸ ಮಾಡ್ಕೊಂಡು ದನ ಕಾಯ್ತೀವಿ.
1: ಓಕೆ, ಆರೋಗ್ಯವಾಗಿದ್ರೆ ಆಯ್ತು ಸರ್.
2: ಆರೋಗ್ಯ ಚೆನ್ನಾಗಿದೆ ಸರ್
1: ಅಷ್ಟೇ. ಓಕೆ, ಇವತ್ತು ಶಿಕ್ಷಕರ ದಿನಾಚರಣೆಯ ಬಗ್ಗೆ ಮಾತಾಡ್ತಿದ್ವಿ, ಅದರಲ್ಲೂ ಇವತ್ತು ಸ್ಕೂಲ್ ಅಲ್ಲಿ ಎಲ್ಲ ಪೆಟ್ ತಿನ್ನಿದ್ರೆ ಯಾವ ವಿಷಯಕ್ಕೆ ಪೆಟ್ ತಿನ್ನಿದ್ರಿ ಅಂತೆಲ್ಲ ಕೇಳ್ತಾ ಇದ್ವಿ. ಹೇಳ್ಬೋದಾ ನೀವು ಯಾವ ವಿಷಯಕ್ಕೆ ಸ್ಕೂಲ್ ಅಲ್ಲಿ ಪೆಟ್ ತಿನ್ನಿದ್ರಿ?
2: ನಾವು ನರ್ಸರಿಯಿಂದ ಪ್ರೈಮರಿಯಿಂದ ನರ್ಸರಿ ಇದು ಹೈಸ್ಕೂಲ್ ಲಾಸ್ಟ್ 9 ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಎಲ್ಲ ನಮಗೆ ಟೀಚರ್ ಹೊಡಿತಾನ ಇದ್ದೀರ. ಬಹಳ ಪ್ರೀತಿಯಿಂದ ನೋಡ್ಕೊಂಡು ಮಕ್ಳ ತರ, ಯಾಕಂದ್ರೆ ಅವ್ರ ಕೆಲ್ಸಗಳು ಮಾಡ್ಬೇಕಿತ್ತಲ್ಲ, ಹಂಗಾಗಿ ನಮ್ಗೆ ಹೊಡಿತಿದ್ದಿಲ್ಲ. ಆರನೇ ಕ್ಲಾಸ್ ಇದ್ದಾಗ ಒಂದ್ಸತಿ ಹೊಡೆದ್ರಿಂದ ಟೀಚರ್ ಹತ್ರ, ಯಾಕೆಂದ್ರೆ ಬೇರೆ ಒಬ್ಬರು ನೀವು ಹೊಡೆದ್ಬಿಡಿದ್ದೆ ಬಹಳ, ಅದಕ್ಕೆ ಸಖತ್ ಹೊಡೆದ್ ಬಿಡುದು ಟೀಚರ್. ಇವತ್ತು ನೆನ್ಪಿದೆ ಟೀಚರ್, ಟೀಚರ್ ಹೆಸರು ನೆನ್ಪಿದೆ. ಟೀಚರ್ ಒಳ್ಳೆ ಚೆನ್ನಾಗಿ ಪಾಠ ಮಾಡೋರು, ಚೆನ್ನಾಗಿದ್ರು. ನಮ್ ಬಹಳ ಪ್ರೀತಿ ಉಟ್ಕೊಂಡು ತಪ್ಪು ಮಾಡಿದ್ದೆ ಶಿಕ್ಷೆ ಕೊಟ್ಟಿದ್ದೆ ಅವತ್ತು. ಅದೇ ಅದಾಯ್ತು, ಹೈಸ್ಕೂಲ್ ತಿಂದಿಲ್ಲ ನಾವು. ಲಾಸ್ಟ್ ಸ್ಟೂಡೆಂಟ್ಗಳು ಶಾಲೆ ಹೋಗ್ತಿದ್ದ ಮಧ್ಯಾಹ್ನ ಬಂಕ್ ಬಂಕ್ ಹೊಡೆದ್ಬಿಟ್ಟು ಮಂಜಾಡ್ ಹಾಕಿಸು, ಮುನ್ಗಡೆ ಹಿಡ್ಗಾಡೋದು, ಮಂಜಾಟ್ ಹಾಕಿಸು, ಚಕ್ರ ಹೊಡಿಸು, ಚಕ್ರ ಹೊಡೆಯೋದು, ಪಿಚ್ಚರ್ ಹೊಡಕ್ ಹೋಗೋದು, ಇದೆ ನಮ್ ಜೀವನ ಆಗೋಯ್ತು. ನೆಟ್ ಓದಿದ್ರೆ ಚೆನ್ನಾಗಿರ್ತಿತ್ತು, ಇಲ್ಲ ಅಂದ್ರೆ ಇವತ್ತು ಈ ತರ ದನ ಕಾಯ್ಕೊಂಡು ವ್ಯವಸಾಯ ಮಾಡ್ತಿದ್ದೀರಾ.
1: ಓಕೆ, ಆ ಪ್ರೀತಿಯ ಟೀಚರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಮ್ಮ ಕಾರ್ಯಕ್ರಮದ ಮೂಲಕ?
2: ಆ ಟೀಚರ್ ನಾನು ಇದು ತಲೆ ಮೆಟ್ಟು ಪ್ರೀತಿಸ್ತೀನಿ ಸರ್, ಯಾಕಂದ್ರೆ ಅವ್ರು ಅಷ್ಟೊಂದು ನನಗೆ ಪ್ರೀತಿ ತೋರಿಸಿದ್ದಾರೆ. ಅದ್ ನನ್ನ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ಹಂಗಾಗಿ ಆ ಶಿಕ್ಷೆ ಆ ಟೀಚರ್ ನಾನು ತಲೆ ಮೇಲೆ ಇಟ್ಟು ನಾನು ಪೂಜೆ ಮಾಡ್ಬೇಕು. ಧನ್ಯವಾದಗಳು ಸರ್.
1: ಓಕೆ, ಧನ್ಯವಾದಗಳು. ನಿಮಗೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ಮುರಳಿದಾರ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಅವರ ಟೀಚರ್ನ ನೆನ್ಪು ಮಾಡ್ಕೊಂಡು ಹೇಳಿದ್ರು, ಮತ್ತೆ ಯಾವ ವಿಷಯಕ್ಕೆ ಹೊಡೆದಿದ್ರು ಅಂತ ಕೂಡ ಹೇಳಿದ್ರು. ಆ್ಯಂಡ್ ಹಾಗೆ ಈ ನಮಗೆ ಶನಿವಾರ ಆಗ್ತಿದ್ದ ಹಾಗೆ ಈ ಮಾರ್ನಿಂಗ್ ಕ್ಲಾಸ್ ಇದ್ದಂಥ ಟೈಮಲ್ಲಿ ಪಿ ಟಿ ಟೀಚರ್ಗಳು ಸರಿಯಾಗಿ ಬಾರಿಸೋರು, ಯಾಕೆಂದರೆ ನಾವು ಕೈ ಚಾಚಿಕೊಂಡು 1 ಆರ್ ಡಿಸ್ಟೆನ್ಸಲ್ಲಿ ನಿಂತ್ಕೊಳ್ದಿದ್ರೆ ಅದಕ್ಕೂ ಪೆಟ್ಟು ಬೀಳೋದು, ಅಥವಾ ನಿಂತ್ಕೊಂಡು ಆಚೆ ಈಚೆ ತಿರುಗಿದ್ರೂ ಪೆಟ್ಟು ಬೀಳೋದು, ಎಲ್ಲ ವಿಷಯಗಳಿಗೂ ಪೆಟ್ಟು ತಿಂದಿದ್ದೀವಿ. ಆ್ಯಂಡ್ ಪೆಟ್ಟು ತಿಂದಿರೋ ನೆನಪುಗಳಂತೂ ಈಗಲೂ ಕೂಡ ಇದೆ. ಆ್ಯಂಡ್ ಅದನ್ನು ಅದೇ ಥರನೇ ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗೆ ನೀವು ಕೂಡ ಆ ಥರದ್ದು ಏನಾದ್ರು ಪೆಟ್ಟುಗಳನ್ನ ತಿಂದಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಕೂಡ ಹೇಳಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಿದ್ದಾರೆ. ಹಲೋ
3: ಸರ್, ನಮಸ್ತೆ.
1: ನಮಸ್ತೆ, ಯಾರಿದು?
3: ಶಿವಕುಮಾರ್ ಅಂತ ಮಾತಾಡ್ತಿದ್ದೀನಿ ಸರ್, ಹಾಸನಿಂದ.
1: ಓಕೆ ಶಿವಕುಮಾರ್ ಅವರೇ, ಹೇಗಿದ್ದೀರಾ?
3: ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಚೆನ್ನಾಗಿದ್ದೀರಾ?
1: ನಾವು ಸೂಪರ್ ಆಗಿದ್ವಿ. ಶಿಕ್ಷಕರ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ.
3: ಹೌದೌದೌದು, ನಾನು ತುಂಬಾ ಕೇಳ್ತಾ ಇರ್ತೀನಿ ಅವಾಗವಾಗ ವಿಷಯಗಳಲ್ಲಿ ಇದ್ದಾಗ, ನಾನು ಏನಾದ್ರು ಮಾತಾಡ್ಬೇಕು ಅನ್ಸುತ್ತೆ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ. ಆಗ್ಲಿಂದ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ.
1: ಓಕೆ ಸರ್, ಇವತ್ತಿನ ಟಾಪಿಕ್ ಏನಂತಂದ್ರೆ, ಈಗ ನೀವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಯಾವ ವಿಷಯಕ್ಕೆ ಪೆಟ್ಟು ತಿಂದಿದ್ರಿ ಮತ್ತೆ ಅದರಿಂದ ಏನ್ ಕಲ್ತ್ರಿ ಅಂತ ಕೇಳ್ತಾ ಇದ್ವಿ. ಕಿತಾಪತಿ ಮಾಡ್ತಾ ಇದ್ರ ಹೇಗೆ?
3: ನಾನು ಹೇಳ್ತಾ ಇದ್ದೆ, ನಾನು ಎರಡು ತರ ಪೆಟ್ಟು ತಿಂದಿದ್ದೀನಿ. ಎರಡು ತರನ ಇಲ್ಲಿ ಸಣ್ಣದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಪೆಟ್ಟೇನು ಅಂತ ಹೇಳಿದ್ರೆ, ನನಗೆ ಹೈಸ್ಕೂಲ್ ಅಲ್ಲಿ ಒಬ್ರು ಟೀಚರ್ ಇದ್ರು, ಆ ಟೀಚರ್ ಹೆಸರೇನು ಅಂತ ಹೇಳಿದ್ರೆ ಡಿ ಎಸ್ ಸಾವಿತ್ರಮ್ಮ ಅಂತ ಹೇಳಿ.
1: ಸಾವಿತ್ರಮ್ಮ ಅವರು, ಓಕೆ
3: ಓಕೆ. ಅವರಿಗೆ ನಾನು ಅವತ್ತು ಓದ್ತಾ ಇರ್ಬೇಕಾದ್ರೆ ನನಗೆ ಅವ್ರು ಅರ್ಥ ಆಗ್ಲಿಲ್ಲ. ಅವ್ರು ನಮ್ಗೆ ಇಡೀ ನಾವೇನು ಏತ್ ನೈನ್ತ್ ಟೆಂತ್ ಇದು ಮುಗಿಯೋರ್ಗು ಸಹ ನಮ್ಗೆ ಎಲ್ಲಾ ಸ್ಟೂಡೆಂಟ್ಸ್ ಕರೆದು ಅವ್ರು ಅಂದ್ರೆ ಭಯ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಎಲ್ಲಾರ್ ಲೈಫ್ ಅಲ್ಲೂ ಸಹ ಸ್ಕೂಲಿನ ಫ್ರಂಟ್ ಬೆಂಚ್ ಅಲ್ಲಿ ಟಾಪರ್ಸ್ ಕಲ್ದಿರ್ತಾರೆ, ಮಧ್ಯದಲ್ಲಿ ಸ್ವಲ್ಪ ಮಧ್ಯನ ಹೋಗ್ಬೋದು ಅಂತ ಹೇಳ್ತಾರೆ, ಹಿಂದ್ಗಡೆ ಓದಕ್ಕೆ ಒಂದ್ ಸ್ವಲ್ಪ ಕಷ್ಟ ಇರೋಂತ ಕುತ್ಕೊಂತಾರೆ. ಆ ಟೈಮಲ್ಲಿ ನಮ್ಗೆ ಬಂದಂತಹ ಶಿಕ್ಷಕರುಗಳು ಫ್ರಂಟ್ ಬೆಂಚ್ ಅಲ್ಲಿ ಇರೋರ್ಗೊಂದ್ ಸ್ವಲ್ಪ ಒತ್ತು ಕೊಡ್ತಾರೆ, ಅಂದ್ರೆ ಅವ್ರಿಗೊಂದ್ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದ್ರೆ ಒಂದ್ ಸ್ವಲ್ಪ ಫೇವರ್ ಆಗಿರ್ತಾರೆ. ಈ ತರ ಜಾಸ್ತಿ ಇದ್ರು ನಮ್ಗೆಲ್ಲ, ಸಾಮಾನ್ಯವಾಗಿ ಅದೇ ತರ ಹೋಗ್ತಾ ಇತ್ತು. ಆದ್ರೆ ಅವ್ರೊಬ್ರು ಟೀಚರ್ ಮಾತ್ರ, ಸರ್ ಇವತ್ತು ನನಗೆ ನೆನಪಾದ್ರೆ ತುಂಬಾ ಖುಷಿ ಆಗುತ್ತೆ, ಫಸ್ಟ್ ಇಂದ ಎಂಡಿಂಗ್ ವರ್ಗ್ ಕೊನೆಯವರೆಗೂ ಕುತ್ಕೊಂಡಿರೋ ಎಲ್ಲಾ ಸ್ಟೂಡೆಂಟ್ ಒಬ್ರು ಒಂದೇ ತರ ಕಾಣೋದು ಸರ್.
1: ಓಕೆ,
3: ಒಂದೇ ತರ ಕಾಣೋರು ಮತ್ತೆ ತಪ್ಪು ಮಾಡಿದ್ರೆ ತಪ್ಪು, ಎಲ್ಲರಿಗೂ ಪನಿಷ್ಮೆಂಟ್ ಸೇಮ್. ನೀನ್ ಓದ್ತಾ ಇತ್ತ ನೀನ್ ಜಾಸ್ತಿ ಮುದ್ದು ಮಾಡ್ತಿರ್ಲಿಲ್ಲ, ಅವ್ನು ಓದ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಜಾಸ್ತಿ ಹೇಳಂಗ್ ನೋಡ್ತಾರೆ. ಅಂದ್ರೆ ಅವ್ನು ಓದಕ್ ಬರಲ್ಲ ಅಂತ ಯಾರ ಮುಂದೆ ಅಲರ್ಟ್ ಮಾಡೋದು ಇದ್ ಮಾಡೋದು ಆ ತರ ಎಲ್ಲ ಏನಿಲ್ಲ, ಕಳ್ಸ ಟ್ರೈ ಮಾಡ್ತಾ ಇದ್ರು.
1: 40 ನಿಮಿಷ
3: ಪೀರಿಯಡ್ ಅಲ್ಲಿ ಇನ್ನೊಬ್ ನಮ್ಗೆ ಮುಂಚೆ ಬರ್ತಿದ್ದಂತಹ ಮೇಡಮ್ ಪೀರಿಯಡ್ ಮುಗಿಯಕ್ಕೆ 40 ನಿಮಿಷ ಆಯ್ತು, ಪೀರಿಯಡ್ ಮುಗಿತಿದ್ದ ಅಂತೇಳಿ ಅವ್ರು ಬಂದು ದೂರ ಹತ್ರ ನಿಂತಿರೋರು. ಆಗ್ಲೇ ಅವ್ರದ್ದು ಟೈಮ್ ಅವ್ರದ್ದು ಶಿಸ್ತು ಅವ್ರು ನೋಡಿದ್ರೆ ನನಗೆ ಈಗ ಅರ್ಥ ಆಗ್ತಿದೆ ಅವ್ರ ಬಗ್ಗೆ. ಅದಾದ ಮೇಲೆ ಅವ್ರು ಒಳಗಡೆ ಬಂದ ತಕ್ಷಣ 20 ನಿಮಿಷ ನಾವು ಹೈಸ್ಕೂಲ್ ಫೇಲ್ ಕಾಪಿ ರೈಟಿಂಗ್ ಬರ್ತಿದ್ವು ಕನ್ನಡ. ಕಾಪಿ ರೈಟಿಂಗ್ ಅನ್ನ ಒಂದಿನ ಹುಡುಗರು ಒಂದು ಕ್ವಶನ್ ಆನ್ಸರ್ ಬರೀಬೇಕು, ಅದಕ್ಕೆ ಉತ್ತರ ಕೊಡ್ಬೇಕು, ಅಷ್ಟು ಜನದ್ದು ಕೇಳಿ ಬರೀ 20 ನಿಮಿಷ ಫಸ್ಟ್ ಕಲ್ಸಿ ನೀವು ಕನ್ನಡ ಕಲಿಬೇಕು, ಕನ್ನಡ ಓದು ಬರೋ ಫಸ್ಟ್ ನಿಮ್ಗೆ ಬರ್ಬೇಕು ಅಂತ ಹೇಳಿ ಅದಾದ್ಮೇಲೆ 20 ನಿಮಿಷ ಪಾಠ ಮಾಡ್ತಾ ಇರೋರು, ಎಂಟೈರ್ ಸಿಲೆಬಸ್ ನ ಇನ್ ಟೈಮಿಗೆ ಕವರ್ ಮಾಡ್ತಾ ಇದ್ರು ಎಲ್ಲ ಮಾಡಿ. ಆಮೇಲೆ ನಾನು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ ಕೆಲ್ಸಕ್ಕೆ ಬಂದ್ ಬಂದ್ ಮತ್ತೆ ನಾನು ಹೈಸ್ಕೂಲ್ಗೆ ಹೋದೆ ಅವ್ರನ್ನ ನೋಡ್ಬೇಕು ಹುಡುಕ್ಬೇಕು ಅಂತ, ನನಗೆ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ ಅವ್ರು ಮತ್ತೆ ಇದಕ್ಕೆ ಹೋದ್ರು ಅಂತೇಳಿ. ಹಾಗಾಗಿ ನನಗೆ ಅವ್ರದ್ದು ಇವತ್ತು ನನಗೆ ತುಂಬಾ ಇದ್ ಮಾಡ್ತಾರೆ. ನಮ್ಗೆ ಅವತ್ತು ನಮ್ಮ ಮುದ್ದು ಮಾಡ್ತಿದ್ದಾರೆ ಬೇರೆ ಇರ ಅವ್ರಿಗೆಲ್ಲರಿಗೂ ನಾನು ಶುಭಾಶಯಗಳಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲ ಬೇರೆ ತರ ಪಾತ್ರ ವಹಿಸಿದ್ರೆ ಈ ಒಬ್ರು ಸ್ಪೆಷಲ್ ಆಗಿ ಕಾಣಿಸ್ತಾರೆ ನನಗೆ ಶಿಕ್ಷಕರು. ಆಮೇಲೆ ಅವ್ರು ನಮ್ಗೆ ಅದೇ ನಾನೊಂದ್ಸಲಿ ಉತ್ಸಾಹ ನನ್ನ ಕಾರಣ ಇವತ್ತು ಸ್ಪಷ್ಟ ಉಚ್ಚಾರಣೆ ಬರಲ್ಲ ಬಾಯಲ್ಲಿ, ಅದನ್ನ ಸುತ್ತಿ ನಿಲ್ಲಿಟ್ಟು ಕ್ಲೋಸ್ ಮಾಡಲ್ಲ, ಹ್ರಸ್ವ ಸ್ವರ ದೀರ್ಘ ಸ್ವರ ಇವನ್ನೆಲ್ಲ ಸ್ಪಷ್ಟವಾಗಿ ಮಾಡ್ಬೇಕು ಅಂತ ನಿಲ್ಸಿ ಹೇಳಿ ನನಗೆ ಹೊಡೆದಿದ್ದುಂಟು. ಆಮೇಲೆ ನಾವೆಲ್ಲ ಭಯ ಪಡ್ತಿದ್ದು ಉಂಟು, ಬಟ್ ಅವ್ರಿಗೆ ನನಗೆ ಒಂದು ಗೌರವ ಸ್ವಲ್ಪ ಜಾಸ್ತಿ ಇದೆ ಅವ್ರ ಮೇಲೆ
1: ಇವತ್ತು ನೋಡಿ.
3: ಅದಾದ ಮೇಲೆ ನನಗೆ ಇನ್ನೊಂದು, ನನ್ನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾದ ಮೇಲೆ ಲೈಫ್ ತುಂಬಾ ಪೆಟ್ಟು ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ನಮ್ಗೆ ಕೆಲ್ಸ ಇಲ್ಲ, ಕೆಲ್ಸಕ್ಕೆ ಹೋದ್ರಲ್ಲಿ ನಮ್ಗೆ ಬೆಲೆ ಇಲ್ಲ, ನಮ್ಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸ್ತೀವಿ. ಆಮೇಲೆ ಮೂಲವಾಗಿ ನಮ್ಮೊಳಗಡೆ ಏನಿದೆ ಅವಕ್ಕೆಲ್ಲದಕ್ಕೂ ಪ್ರಶ್ನೆ ಮಾಡೋಕೆ ನಮ್ಗೆ ಇನ್ನೊಬ್ರು ಪೆಟ್ಟು ಕೊಟ್ಟಿದ್ದ ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗ ನಮ್ಮ ರಾಷ್ಟ್ರ ಕವಿ ಕುವೆಂಪುರ ಅವರು. ಅವರು ಒಂದ್ ಕಡೆ ಬರೀತಾರೆ ಸರ್, ತುಂಬಾ ಚೆನ್ನಾಗಿ ಬರೀತಾರೆ, ಹೊಟ್ಟೆ ಒರೆಯುವ 3 ಕಾಸಿನ ರೊಟ್ಟಿ ಆಸೆಗೋಸ್ಕರ ನಾನು ಶಿಕ್ಷಣವನ್ನ ಪಡೆದುಕೊಳ್ಬೇಕೆ, ನನಗೆ ಅಂತ ಶಿಕ್ಷಣ ಬೇಕಾಗಿಲ್ಲ ಅಂತ ಬರೀತಾರೆ. ಇದು ಯಾರ ಬಗ್ಗೆ ಬರೀತಾರೆ ಅವರು ಅಂತ ಹೇಳಿದ್ರೆ, ನಾನು ಅಲ್ಲಿಗೆ ಬಂದಾಗ ಅವ್ರ ಮನೆಗೆ ಹೋದಾಗ ಒಂದ್ ಪುಸ್ತಕ ತಗೊಂಡ್ಬರ್ತೇನೆ, ಆ ಪುಸ್ತಕದ ಹೆಸರು ಕುವೆಂಪು ರಾಮಕೃಷ್ಣ ಪರಮಹಂಸ ಅಂತ. ಆ ರಾಮಕೃಷ್ಣ ಪರಮಹಂಸಗೆ ಅವ್ರ ಅಣ್ಣ, ನಾನು ಇಲ್ಲಿ ಪ್ರವಚನ ಮತ್ತೆ ಶಾಲೆಗಳಲ್ಲಿ ತಗೊಳ್ಬೇಕು, ನನ್ನ ಒಬ್ಬಂಗೆ ಕಷ್ಟ ಆಗ್ತಿದೆ, ನೀನ್ ಬಾ ನೀನು ವಿದ್ಯಾ ಕಲ್ತ್ಕ ಅಂತ ಹೇಳಿ ತಮ್ಮಂಗೆ ಪ್ರಶ್ನೆ ಮಾಡ್ತಾರೆ. ಗದಾಧರ ಅಂತ ರಾಮಕೃಷ್ಣ ಅವರ ಮೂಲ ಹೆಸರು. ಆಗ ಅವರು ಅಣ್ಣನಿಗೆ ಹೇಳುವಂತ ಮಾತನ್ನ ನಮ್ಮ ಕುವೆಂಪು ಅವರು ಬರೆದಿದ್ದಾರೆ, ನಾನು ಈ ಹೊಟ್ಟೆವರೆಗೆ 3 ಕಾಸಿನ ರೊಟ್ಟಿ ಆಸೆಗೋಸ್ಕರ ಓದ್ಬೇಕೆ, ಅದು ನಮ್ಗೆ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಹೇಳಿದ್ರೆ, ನಮ್ಮೊಳಗಡೆ ಇರೋದಂಗ್ರೆ ನಾವು ಬದುಕೋಸ್ಕರ ಮಾತ್ರ ನಾವು ಶಿಕ್ಷಣ ಪಡ್ಕೊಂಡಿರೋದು, ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಅಷ್ಟೇ ನಾವು ಶಿಕ್ಷಣ ಪಡ್ಕೊಂಡಿರೋದು. ಕುವೆಂಪು ಅವ್ರು ಅಧ್ಯಯನ ಮಾಡಿ ಬರ್ದಿದ್ದಾರೆ ಅಂತ ಹೇಳಿದ್ರೆ ಅದು ಸತ್ಯ ಇರುತ್ತೆ. ನಾವ್ ಅವ್ರದ್ದು ಮೂಲ ಅಲ್ಲಿ ಇಲ್ಲಿ ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾವು ಕುವೆಂಪು ಅವ್ರು ಓದ್ತಾ ಇದೀವಿ ಅಂತ ಹೇಳಿದ್ರೆ ಹೌದು ಅಷ್ಟೆಲ್ಲ ಮಾಡಿದ್ದಾರೆ. ಅಂತವ್ರು ನಮ್ಮ ಸ್ವಾಮಿ ವಿವೇಕಾನಂದರವ್ರಿಗೆ ಗುರುಗಳಾಗ್ತಾರೆ. ಅವರು ಇನ್ನೊಂದ್ ಕಡೆ ಹೇಳ್ತಾರೆ, ಅದೆಲ್ಲ ಸುಮಾರು ಕಡೆ ಕೋರ್ಸ್ ಆಗಿ ತಗೊಳ್ತಾರೆ, ಯಾರು ಇತರರಿಗಾಗಿ ಬದುಕುತ್ತಾರೋ ಅವರದ್ದೇ ಬದುಕು, ಉಳಿದವರು ಬದುಕಿದ್ದು ಸತ್ತಂತೆ ಅಂತ ಸ್ವಾಮಿ ವಿವೇಕಾನಂದರವರು. ಅಂದ್ರೆ ಸೊಸೈಟಿಗೆ ಬಂದಿರ್ಬೇಕಾದ್ರೆ ಇಲ್ಲಿ ನಾನು ನನ್ನನ್ನು ನೋಡ್ಕೊಳ್ಬೇಕು, ನನ್ನ ಕುಟುಂಬವನ್ನ ನೋಡ್ಕೊಳ್ಬೇಕು, ಪ್ಲಸ್ ನನ್ನ ಸಮಾಜವನ್ನ ನಾನು ನೋಡ್ಬೇಕು. ಈ ಮೂರನ್ನ ನಾನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿದಾಗ ಮಾತ್ರ ನಾನೊಬ್ಬ ಶಿಕ್ಷಣಿತನ ಆಗ್ತೀನಿ, ನಾನೊಬ್ಬ ಇದು ಆಗ್ತೀನಿ ಅನ್ನೋದನ್ನ ಸುಂದರವಾಗಿ ಹೇಳಿದ್ದು. ಹಾಗೆ ನಮ್ಮ ಕುವೆಂಪುರವ್ರ ಅಷ್ಟೇ, ಸಮಾಧಾನ ಸ್ಥಿತಿಗೆ ಕುಂತಲ್ಲ ಯಾರು ಸ್ವಾಮಿ ವಿವೇಕಾನಂದ್ರು ಕುಂತ ಜಾಗದಲ್ಲ ಹೋಗ್ಬಿಡ್ತಾ ಇದ್ರು, ಆ ಮಟ್ಟಕ್ಕೆ ತಗೊಂಡೋಗಿ ಬಿಡ್ತಾರೆ ಅವ್ರನ್ನ ಯಾರು ರಾಮಕೃಷ್ಣ ಪರಮಹಂಸರು. ಆದ್ರೆ ಅದಾಗಿನ ಬಂದು ಹೇಳ್ತಾರೆ ಅವ್ರು, ನೀನ್ ಇದಕ್ಕೋಸ್ಕರ ಬಂದಿಲ್ಲ ಕಣಪ್ಪ, ನೀನು ಲೋಕ ಕಲ್ಯಾಣಕ್ಕೋಸ್ಕರ ಬಂದಿರೋದು, ನೀನು ಇನ್ನೂ ಮಾತ್ ಕಾರ್ಯಗಳಾಗ್ಬೇಕಾಗಿದೆ, ನೀನು ಹೊರಡು ಅಂತ ಹೇಳಿದ ಮೇಲೆ ರಾಮಕೃಷ್ಣ ಅವರು ಅಷ್ಟ ಮೇಲೆ, ಆಮೇಲೆ ಅವರು ಲೋಕ ಸಂಚಾರ ಮಾಡಿದ್ಮೇಲೆ ಚಿಕ್ಕಾಗ ಹೋಗ್ತಾರೆ, ಅದು ಇತಿಹಾಸ ಆಗುತ್ತೆ. ನಮ್ಗೆ ಇವತ್ತವರೆಲ್ಲ ಗುರುಗಳಾಗಿದ್ದಾರೆ.
1: ಸೊ ಈ ತರ ಎರಡು ಪಾಠಗಳು ಸಿಕ್ತು ಅಂತ ಹೇಳ್ಬೋದಾಗ ನಿಮ್ಗೆ?
3: ಖಂಡಿತ ಖಂಡಿತ, ಜಾಸ್ತಿ ಟೈಮ್ ತಗೊಂಡೆ ಅನ್ಸುತ್ತೆ ಸರ್, ಇದೆಲ್ಲ ನನ್ನ ಮನಸ್ಸಲ್ಲಿರುವಂತ ಭಾವನೆಗಳನ್ನ ತಿಳ್ಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲಾ ರೇಡಿಯೋ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ನಿಮಗೂ ಸಹ ಸಾಕಷ್ಟು ಅವಕಾಶ ಮಾಡಿಕೊಳ್ಳೋಕೆ ಇಂಥ ಕೆಲಸಗಳನ್ನ ಮಾಡ್ತಾನೇರಿ ಅಂತೇಳಿ, ಅದನ್ನ ಶಕ್ತಿ ದೇವ್ ಕೊಡ್ಲಿ ಅಂತ ನಾವು ಸಹಕಾರ ಕೊಡ್ತೀವಿ ಅಂತ ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದೀನಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ, ಇದೇ ರೀತಿ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು.
3: ಖಂಡಿತ.
1: ಶಿವಕುಮಾರ್ ಅವರು ಕರೆ ಮಾಡಿದ್ರು ಹಾಸನಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಅವರ ಶಿಕ್ಷಕರನ್ನ ನೆನ್ಪು ಮಾಡ್ಕೊಳ್ಳೋದ್ರ ಜೊತೆಗೆ ಅವರಿಗೆ ಸಿಕ್ಕಂತ ಎರಡು ಪೆಟ್ಟುಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ. ಅಂಡ್ ಹಾಗೆ ನೀವು ಕೂಡ ನಿಮ್ಮ ಲೈಫಲ್ಲಿ ಈ ರೀತಿಯ ಪೆಟ್ಟುಗಳನ್ನ ತಿಂದಿರ್ತೀರಾ, ನಿಮ್ಮ ಲೈಫಲ್ಲೂ ಕೂಡ ಏನೋ ಒಂದು ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗಿರುತ್ತೆ. ಅದ್ರ ಬಗ್ಗೆ ನೀವು ಕೂಡ ಗಮನ ಹರಿಸಿ ಅಂಡ್ ಜೀವನದಲ್ಲಿ ಖುಷಿಯಾಗಿ ಆರೋಗ್ಯವಾಗಿ ಇರೋದಕ್ಕೆ ಪ್ರಯತ್ನ ಮಾಡೋಣ ನಾವೆಲ್ಲರೂ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗಬೇಡಿ. ಅಂಡ್ ನಿಮ್ಮ ಟೀಚರ್ಸ್ಗೋಸ್ಕರ ಏನಾದ್ರು ಹೇಳಬೇಕು ಅಂತ ಆದರೆ ಖಂಡಿತವಾಗ್ಲೂ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಮ್ಮ ಸಂಖ್ಯೆ 9686090962 ಈ ಸಂಖ್ಯೆಗೆ ಮೆಸೇಜ್ ಮಾಡಿ. ಆ್ಯಂಡ್ ಹಾಗೆ ನಿಮಗೆ ಯಾವತ್ತಾದರೂ ಆಯಿತು ಅಂತಂದರೆ ನಿಮ್ಮ ಟೀಚರ್ಸು ಎಲ್ಲಿದ್ದಾರೆ ಏನು ಅಂತ ಗೊತ್ತಿದ್ದಾರೆ ಅಂತಂದರೆ, ಸೊ ಅವರಿಗೆ ಒಂದು ಪತ್ರದ ಮೂಲಕ ನಿಮ್ಮ ಒಂದು ಪ್ರೀತಿಯ ಸಂದೇಶವನ್ನು ಕೂಡ ಬರೆದು ಕಳಿಸಿ, ಅದರಿಂದ ಕೂಡ ಒಂದು ಖುಷಿ ಸಿಗಬಹುದು ಅಂತ ನನಗನ್ಸುತ್ತೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ, ಕಾರ್ಯಕ್ರಮದಲ್ಲಿ ಮುಗಿಸ್ತೀನಿ. ಯಾರಿಗೆಲ್ಲ ಕರೆ ಸಿಕ್ಕಲ್ಲ ಬೇಜಾರಾಗಬೇಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್. ಆ್ಯಂಡ್ ವೀಕೆಂಡ್ ಕೂಡ ಆಗಿರೋದ್ರಿಂದ ಹ್ಯಾಪಿ ವೀಕೆಂಡ್, ಎಂಜಾಯ್ ಮಾಡಿ, ಬಾಯ್ ಬಾಯ್. ಇಷ್ಟು ತನಕ ನಿಮ್ಗೆ ಕೇಳಿದ್ದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಕೃಷ್ಣ ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಆತ ಪ್ರಕೃತಿ, ಪರಮಾತ್ಮ ಹಾಗೂ ಬದುಕಿನ ಮಾರ್ಗದರ್ಶಕ. ಅಧರ್ಮದ ವಿರುದ್ಧ ಹೋರಾಡಲು ಮತ್ತು ಧರ್ಮವನ್ನ ಸ್ಥಾಪಿಸಲು ಕರೆ ನೀಡಿದ ಶ್ರೀಕೃಷ್ಣನ ಮಾರ್ಗದಲ್ಲಿ ನಾವೆಲ್ಲ ಸಾಗಬೇಕಿದೆ ಎಂದು ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಕರೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶಿವಮೊಗ್ಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಅವರ ಬಾಲ್ಯ ಅತ್ಯದ್ಭುತ ಅವತಾರಗಳು ಅಪಾರ ಜಗತ್ತಿಗೆ ನೀ ಶಕ್ತಿ ನೀಡಿದ ದೈವ, ಅಧರ್ಮದ ವಿರುದ್ಧ ಹೋರಾಟಕ್ಕೆ ದಾರಿ ತೋರಿದವರು, ಕೆಟ್ಟದನ್ನ ಯಾರು ಸಹಿಸಿಕೊಳ್ಳಬಾರದೆಂದು ಹೇಳಿದವರು. ಅಯೋಧ್ಯ, ಕಾಶಿ, ಮಧುರಾ ಇವೆಲ್ಲ ನಮಗೆ ಭದ್ರ ಬುನಾದಿ ಹಾಕಿದ ಕ್ಷೇತ್ರಗಳು. ಅರ್ಜುನನಿಗೆ ಇಡೀ ವಿಶ್ವ ರೂಪ ತೋರಿಸಿ ಸಾಕ್ಷಾತ್ಕಾರ ನೀಡುತ್ತಾರೆ, ಗುರಿ ತೋರಿಸುತ್ತಾರೆ, ಧರ್ಮಕ್ಕೆ ಸಾರಥ್ಯ ನೀಡುತ್ತಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷರಾದ ಸಿಎಸ್ ಚಂದ್ರಭೂಪಾಲ್ ಮಾತನಾಡುತ್ತಾ, ಶ್ರೀಕೃಷ್ಣ ಎಂದರೆ ಆನಂದ, ಅವರನ್ನ ನಾವೆಲ್ಲ ಭಕ್ತಿಯಿಂದ ನೆನೆಯುತ್ತೇವೆ, ಯಾವುದೇ ಜಾತಿ ಧರ್ಮಕ್ಕೆ ಅವರು ಸೀಮಿತವಾಗಿಲ್ಲ, ಶ್ರೀಕೃಷ್ಣನನ್ನ ಪರಮಾತ್ಮ ಎಂದು ಎಲ್ಲರೂ ನಂಬಿದ್ದಾರೆ, ದುಷ್ಟ ಸಂಹಾರ ಧರ್ಮಕ್ಕೆ ರಕ್ಷಣೆ ಅವರ ಏಕೈಕ ಗುರಿಯಾಗಿದ್ದು ಧರ್ಮ ಯುದ್ಧ ನಡೆಸಿ ಜಯ ಸಾಧನೆಗೆ ದಾರಿ ಮಾಡಿಕೊಟ್ಟಿದ್ದರು ಎಂದು ತಿಳಿಸಿದರು. ಮುಂದಿನ ವಿವರ, ತಾಲ್ ಸಂಗಮ್ ಅಕಾಡೆಮಿ ಆಫ್ ತಬಲಾ ಟ್ರಸ್ಟ್ ವತಿಯಿಂದ ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್ ಅವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 6 ಸಂಜೆ 4 ನಗರದ ಅಶೋಕನಗರದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಕಾರ್ಯದರ್ಶಿ ವಿನಾಯಕ್ ಸಾಗರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನ ಪರಿಷತ್ ಶಾಸಕರಾದ ಡಿಎಸ್ ಅರುಣ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಧನಂಜಯ ಸರ್ಜಿ, ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸದಸ್ಯರಾದ ಎಚ್ಸಿ ಯೋಗೇಶ್, ಚಲನಚಿತ್ರ ನಟರು ಹಾಗೂ ಕಲಾ ನಿರ್ದೇಶಕರಾದ ಅರುಣ್ ಸಾಗರ್, ಓಪನ್ ಮೈಂಡ್ ಸ್ಕೂಲ್ನ ವ್ಯವಸ್ಥಾಪಕ ಟ್ರಸ್ಟಿ ಕಿರಣ್ ಕುಮಾರ್, ಖ್ಯಾತ ಹಿಂದೂಸ್ತಾನಿ ಗಾಯಕ ಹುಮಾಯೂನ್ ಹರ್ಲಾಪುರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ತಾಲ್ ಸಂಗಮ್ ಅಕಾಡೆಮಿ ಆಫ್ ತಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಧರ್ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಕಾರ್ಯಕ್ರಮದಲ್ಲಿ ಪುಣೆಯ ಅಂತಾರಾಷ್ಟ್ರೀಯ ಕಲಾವಿದ ಪಂಡಿತ್ ಅಚಿಂಕ್ಯ ಅವರಿಂದ ತಬಲಾ ಸೋಲೋ ಪ್ರದರ್ಶನ ನಡೆಯಲಿದ್ದು, ಶಿರಸಿಯ ಅಜಯ್ ಹೆಗಡೆ ಲೇಹಾರ ಸಾರ್ಥ್ಯ ನೀಡಲಿದ್ದಾರೆ. ತಾಲ್ ಸಂಗಮ್ ಅಕಾಡೆಮಿ ಆಫ್ ತಬಲ್ ಟ್ರಸ್ಟ್ನ ವಿದ್ಯಾರ್ಥಿಗಳಿಂದ ತಬಲಾ ಸಮೂಹ ವಾದನವೂ ಇರಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಿಷಾದ್ ಹರ್ಲಾಪುರ್ ಅವರಿಂದ ಜುಗಲ್ ಬಂದಿ ಗಾಯನ ನಡೆಯಲಿದೆ. ಅವರಿಗೆ ತಬಲಾ ಸಾರ್ಥ್ಗೆ ವಿನಯ್ ಸಾಗರ್ ಹಾಗೂ ಸಾಂದೀಪನೆ ಸಾರ್ಥ್ ನೀಡಲಿದ್ದಾರೆ ಎಂದು ತಿಳಿಸಿದರು. ಮುಂದಿನ ವಿವರ, ನಗರದ ಪ್ರತಿಷ್ಠಿತ ಸರ್ಕಾರಿ ನೌಕರರ ಸಹಕಾರ ಸಂಘದ ಸದಸ್ಯರ ವಾರ್ಷಿಕ ಮಹಾಸಭೆಯು ಸೆಪ್ಟೆಂಬರ್ 20 ಸಂಘದ ಭವನದಲ್ಲಿ ನಡೆಯಲಿದ್ದು, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿಯಲ್ಲಿ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ ಹೆಚ್ಚು ಅಂಕ ಗಳಿಸಿದ ಸದಸ್ಯರ ಪ್ರತಿಭಾನ್ವಿತ 3 ಮಕ್ಕಳಿಗೆ ಈ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 10 ಒಳಗೆ ಸಂಘಕ್ಕೆ ದೃಢೀಕರಣ ಅಂಕಪಟ್ಟಿ ಮತ್ತು ಒಂದು ಪಾಸ್ಪೋರ್ಟ್ ಫೋಟೋ ಲಿಖಿತ ಅರ್ಜಿಯೊಂದಿಗೆ ನೀಡಲು ಆಡಳಿತ ಮಂಡಳಿ ತಿಳಿಸಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಒನ್ 2 1 2 3 4

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿನ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವ ಉದ್ದೇಶದಿಂದ ಸೆಪ್ಟೆಂಬರ್ 6 ಬೆಳಗ್ಗೆ 10:30 12:00 ನಗರದ 19 ಪರೀಕ್ಷಾ ಕೇಂದ್ರಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತಿದ್ದು, ಪರೀಕ್ಷೆಯು ಸುಗಮವಾಗಿ ನಡೆಸಲು ಜಿಲ್ಲಾಡಳಿತ ಅಗತ್ಯ ಸಿದ್ಧತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ತಮ್ಮ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷಾ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು, ಅದಕ್ಕೆ 1 ಇಂಜಿನಿಯರಿಂಗ್ ಕಾಲೇಜು, 3 ಡಿಗ್ರಿ ಕಾಲೇಜು, 2 ಹೈಸ್ಕೂಲ್ಗಳು ಮತ್ತು 13 ಪದವಿ ಪೂರ್ವ ಕಾಲೇಜುಗಳನ್ನು ಪರೀಕ್ಷಾ ಕೇಂದ್ರಗಳಾಗಿ ಗುರುತಿಸಲಾಗಿದೆ. ಈ ಪರೀಕ್ಷೆಗೆ 7,651 ವಿದ್ಯಾರ್ಥಿಗಳು ಹಾಜರಾಗಲಿದ್ದಾರೆ ಎಂದರು. ಸೆಪ್ಟೆಂಬರ್ 6 ಬೆಳಗ್ಗೆ 10:30 to 12:00 ಅಧಿವೇಶನದಲ್ಲಿ 100 ಅಂಕಗಳಿಗೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೌಗೋಳಿಕ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ವಿಷಯಗಳ ಮೇಲೆ ಪರೀಕ್ಷೆ ನಡೆಯಲಿದೆ ಎಂದರು. ಪ್ರಶ್ನೆ ಪತ್ರಿಕೆಗಳನ್ನು ಸಕಾಲದಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸಲು 6 ವಿತರಕರ ಮಾರ್ಗಗಳನ್ನು ಸೂಚಿಸಲಾಗಿದೆ. ಅದಕ್ಕಾಗಿ 3-ಸದಸ್ಯ ಸಮಿತಿ ನೇಮಿಸಿ ಆದೇಶಿಸಲಾಗಿದೆ. ಮುಖ್ಯ ಅಧೀಕ್ಷಕರು, ವೀಕ್ಷಕರು, ಪ್ರಶ್ನೆ ಪತ್ರಿಕೆ ಪಾಲಕರು ಮತ್ತು ಜಾಗೃತ ದಳದ ಸದಸ್ಯರು ನೇಮಕಗೊಳಿಸಿ ಆದೇಶಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ಸಾಗಾಟ ಮಾಡುವ 3-ಸದಸ್ಯ ಸಮಿತಿ ವಾಹನಕ್ಕೆ ಪೊಲೀಸ್ ಸಿಬ್ಬಂದಿ ನೇಮಿಸುವಂತೆ ಹಾಗೂ ಪರೀಕ್ಷಾ ಕೇಂದ್ರಕ್ಕೆ ಸೂಕ್ತ ಬಂದೋಬಸ್ತ್ ನೀಡುವಂತೆಯೂ ಸೂಚಿಸಲಾಗಿದೆ. ಪರೀಕ್ಷಾ ಸಮಯದಲ್ಲಿ ವಿದ್ಯುತ್ ವ್ಯತ್ಯಯವಾಗದಂತೆ ಮೆಸ್ಕಾಂ ಅಭಿಯಂತರರಿಗೆ ಸೂಚಿಸಲಾಗಿದೆ ಎಂದರು. ಮುಂದಿನ ವಿವರ. ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಬಳಕೆ ಹಾಗೂ ಮೊಬೈಲ್ ಅಡಿಷನ್ನಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಡಿಕ್ಷನ್ ಎಂಬ ಕನ್ನಡ ಮಕ್ಕಳ ಚಲನಚಿತ್ರ ಸೆಪ್ಟೆಂಬರ್ 7 ಜಿಲ್ಲೆಯ ಶಾಲೆಗಳಲ್ಲಿ ಚಿತ್ರ ಪ್ರದರ್ಶನಗೊಳಿಸಲು ಸಿದ್ಧತೆ ನಡೆದಿದೆ ಎಂದು ನಿರ್ದೇಶಕರಾದ ಅಜಯ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ಅವರು, ಮಕ್ಕಳಿಗೆ ಮೊಬೈಲ್ ಬಳಕೆ ಅನಿವಾರ್ಯವಾಗುತ್ತಿರುವ ಇಂದಿನ ಡಿಜಿಟಲ್ ಯುಗದಲ್ಲಿ ಅದರ ಅತಿಯಾದ ಬಳಕೆಯಿಂದ ಶಿಕ್ಷಣ, ಏಕಾಗ್ರತೆ, ಮಾನಸಿಕ ಬೆಳವಣಿಗೆ ಹಾಗೂ ಭವಿಷ್ಯದ ಗುರಿಗಳ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಚಿತ್ರದಲ್ಲಿ ಮನಮುಟ್ಟುವ ರೀತಿಯಲ್ಲಿ ಕಟ್ಟಿಕೊಡಲಾಗಿದೆ ಎಂದರು. ಮುಂದಿನ ವಿವರ. ಈಗಲ್ ಐ ಎಂಟರ್ಪ್ರೈಸಸ್ ವತಿಯಿಂದ ಶ್ರಾವಣ ಸಂಭ್ರಮ 2026 ಹೆಸರಿನಲ್ಲಿ ಬೃಹತ್ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದು ಮತ್ತು ನಾಳೆ ನಗರದ ಗೋಪಾಳದಲ್ಲಿರುವ ಶ್ರೀ ಯೋಗಿ ನಾರಾಯಣ ಬಲಿಜ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಈಗಲ್ ಐ ಎಂಟರ್ಪ್ರೈಸಸ್ನ ವ್ಯವಸ್ಥಾಪಕಿ ಸಂಗೀತಾ ಹೇಳಿದರು. ಬೆಳಗ್ಗೆ 10 ರಾತ್ರಿ 9 ನಡೆಯಲಿರುವ ವಸ್ತು ಪ್ರದರ್ಶನದಲ್ಲಿ ವೈವಿಧ್ಯಮಯ ಸೀರೆಗಳು, ಗೃಹಾಲಂಕಾರಿಕ ವಸ್ತುಗಳು, ಅಪರೂಪದ ಉತ್ಪನ್ನಗಳು ಹಾಗೂ ಸಾಂಪ್ರದಾಯಿಕ ಆಹಾರ ಮೇಳಗಳು ಇರಲಿದೆ. ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಭಾನುವಾರ ಸಂಜೆ ಮಕ್ಕಳಿಗಾಗಿ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆ ಆಯೋಜಿಸಲಾಗಿದೆ. 2-10 ಮಕ್ಕಳು ಭಾಗವಹಿಸಬಹುದು. ಅಲ್ಲದೆ ವಿಶೇಷವಾಗಿ ಸಿದ್ಧಗೊಂಡು ಬರುವ ಮಹಿಳೆಯರಲ್ಲಿ ಅತ್ಯುತ್ತಮ 3 ಆಕರ್ಷಕ ಬಹುಮಾನವನ್ನ ನೀಡಲಾಗುವುದು ಎಂದು ತಿಳಿಸಿದರು. ಪ್ರದರ್ಶನವು ಗೋಪಾಳದ ಗುಡ್ಲಕ್ ಸರ್ಕಲ್ ಸಮೀಪದ ಲಗಾನ್ ಮಂದಿರದ ಕ್ರಾಸ್ನಲ್ಲಿರುವ ಯೋಗಿ ನಾರಾಯಣ ಬಲಿಜ ಸಮುದಾಯ ಭವನದಲ್ಲಿ ನಡೆಯಲಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪತ್ರಿಕೆಗೆ ಮಾಲೀಕರು ಸಂಪಾದಕರು ಎಷ್ಟು ಮುಖ್ಯವೋ ವಿತರಕರು ಕೂಡ ಅಷ್ಟೇ ಮುಖ್ಯ ಎಂದು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಹೆಚ್.ಯು. ವೈದ್ಯನಾಥ್ ಹೇಳಿದರು. ನಗರದ ಜಿಲ್ಲಾ ನಿವೃತ್ತ ನೌಕರರ ಸಂಘದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಘಟಕದಿಂದ ಪತ್ರಿಕಾ ವಿತರಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಳೆ ಗಾಳಿ ಚಳಿಯನ್ನು ಲೆಕ್ಕಿಸದೆ ವಿತರಕರು ಪತ್ರಿಕೆಗಳನ್ನು ಓದುಗರಿಗೆ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ವಿತರಕರ ಏನೇ ಸಮಸ್ಯೆಗಳಿದ್ದರೂ ಜಿಲ್ಲಾ ಮತ್ತು ರಾಜ್ಯ ಸಂಘಟನೆ ಮೂಲಕ ಸರ್ಕಾರಕ್ಕೆ ತಲುಪಿಸುತ್ತೇವೆ ಎಂದು ಭರವಸೆ ನೀಡಿದರು. ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿ, ರಾಜ್ಯದಲ್ಲಿ ಇಂದಿಗೂ ವಿದ್ಯಾವಂತರ ಸಂಖ್ಯೆ ಜಾಸ್ತಿಯಾಗಿದೆ, ಆದರೆ ಓದುಗರ ಸಂಖ್ಯೆ ಕಡಿಮೆಯಾಗಿದೆ. ಅದರಲ್ಲೂ ಪತ್ರಿಕೆಗಳನ್ನು ಓದುವವರು ಕಡಿಮೆ ಆಗಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಕ್ತಾರ್ ಅಹಮದ್ ಮಾತನಾಡಿ, ಅನ್ಯ ಭಾಷಿಗರ ಪತ್ರಿಕೆಗಳನ್ನು ಉಚಿತವಾಗಿ ಯಾರೂ ಓದಲ್ಲ, ದುಡ್ಡು ಕೊಟ್ಟು ಓದುತ್ತಾರೆ. ಆದರೆ ಕನ್ನಡ ಪತ್ರಿಕೆಗಳನ್ನು ಪಕ್ಕದ ಮನೆಯಿಂದ ತಂದು ಓದುತ್ತಿದ್ದಾರೆ. ಅಪಘಾತಕ್ಕೆ ವಿಮೆ ಇದೆ, ಕೈಕಾಲು ಮುರಿದರೆ ಮಾತ್ರ ಪರಿಹಾರ ನೀಡಲಾಗುತ್ತದೆ, ಆದರೆ ಆರೋಗ್ಯ ಸಮಸ್ಯೆಗೆ ಯಾವುದೇ ಪ್ರಯೋಜನ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಶಿವಮೊಗ್ಗದ ಶ್ರೀನಿವಾಸ್, ಭದ್ರಾವತಿ ಪರಶುರಾಮ್, ತೀರ್ಥಹಳ್ಳಿ ಕಮ್ಮರಡಿ ಚಂದ್ರಶೇಖರ್ ಅವರಿಗೆ ಒಕ್ಕೂಟದಿಂದ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಎನ್ ಮಾಲ್ತೇಶ್ ಅಧ್ಯಕ್ಷತೆ ವಹಿಸಿದ್ದರು. ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸತ್ಯನಾರಾಯಣ್, ಖಜಾಂಚಿ ರೋಹಿತ್, ಪ್ರಮುಖರಾದ ಜಿ ವಿಜಯಕುಮಾರ್, ವಾಟಾಳ್ ಮಂಜುನಾಥ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶ್ರೀಕೃಷ್ಣನು ಸತ್ಯ, ಧರ್ಮ, ಕರ್ತವ್ಯ ಹಾಗೂ ಮಾನವೀಯ ಮೌಲ್ಯಗಳ ಪ್ರತೀಕ ಎಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕಿ ಸ್ನೇಹಕ್ಕ ಹೇಳಿದರು. ಮೈತ್ರಿ ಪ್ರಾಥಮಿಕ ಶಾಲೆ ಮತ್ತು ಕುಮದ್ವತಿ ಪ್ರೌಢಶಾಲೆಯಲ್ಲಿ ಮೈತ್ರಿ ಮಾತೃ ಮಂಡಳಿ ಸಹಕಾರದೊಂದಿಗೆ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಶ್ರೀಕೃಷ್ಣನ ಜೀವನ ಹಾಗೂ ಭಗವದ್ಗೀತೆ ಸಂದೇಶಗಳು ಪ್ರತಿಯೊಬ್ಬರಿಗೂ ದಾರಿದೀಪ. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದು ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದೇ ಶ್ರೀಕೃಷ್ಣನ ಸಂದೇಶ ಎಂದು ತಿಳಿಸಿದರು. ಪ್ರಾಚಾರ್ಯ ಪಿ ವಿಶ್ವನಾಥ್ ಮಾತನಾಡಿ, ಭಗವದ್ಗೀತೆ, ರಾಮಾಯಣ ಮತ್ತು ಮಹಾಭಾರತ ಓದುವುದರಿಂದ ಮೌಲ್ಯಯುತ ಅಂಶವನ್ನು ಕಲಿತುಕೊಳ್ಳಬಹುದು ಎಂದು ತಿಳಿಸಿದರು. ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಮಕ್ಕಳಿಂದ ಕೃಷ್ಣನ ವೇಷಭೂಷಣ, ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮುಂದಿನ ವಿವರ. ಶಿಕಾರಿಪುರ ತಾಲೂಕಿನ ಗಡಿ ಗ್ರಾಮವಾದ ಚಿಕ್ಕಮಾಗಡಿ ತಾಂಡದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೀಗ ಅಭಿವೃದ್ಧಿಯಿಂದಾಗಿ ಗಮನ ಸೆಳೆದಿದೆ. ಶಾಲೆಗೆ ಸಂಬಂಧಿಸಿದ 7 ಗುಂಟೆ ಜಾಗದಲ್ಲಿ ಕಳೆ ಬೆಳೆದು ಅಭಿವೃದ್ಧಿ ಮರೀಚಿಕೆಯಾಗಿತ್ತು. ಆದರೆ ಈಗ ಈ ಶಾಲೆಯ ಅಂದವೇ ಬದಲಾಗಿದೆ. ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಶಾಲೆಯ ಚಿತ್ರಣವನ್ನು ಹೇಗೆ ಬದಲಿಸಬಹುದು ಎಂಬುದಕ್ಕೆ ನಿದರ್ಶನವಾಗಿದೆ. ಶಾಲೆ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಶಿಕ್ಷಕ ಕುಮಾರ್ ನಾಯ್ಕ್ ಅವರು ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 19 ವರ್ಷಗಳ ಹಿಂದೆ ಶಾಲೆಗೆ ವರ್ಗಾವಣೆಯಾಗಿ ಬಂದಾಗ ವಾತಾವರಣ ಶೋಚನೀಯ ಸ್ಥಿತಿಯಲ್ಲಿತ್ತು. ನಂತರ ಶಾಲೆಯಲ್ಲಿ ಬದಲಾವಣೆ ತರಬೇಕು ಎಂದು ಸಂಕಲ್ಪ ಮಾಡಿದರು. ಗ್ರಾಮಸ್ಥರ ಮನವೊಲಿಸಿ ಶಾಲೆಯ ಬಳಿ ಮದುವೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಯುವುದನ್ನು ತಪ್ಪಿಸಿದರು. ನಂತರ ಶಾಲೆ ಎದುರು ಖಾಲಿ ಜಾಗ ಸ್ವಚ್ಛಗೊಳಿಸಿ 150 ಹೆಚ್ಚು ಅಡಿಕೆ ಗಿಡಗಳನ್ನು ನೆಟ್ಟರು. ಅವುಗಳು ಈಗ ಫಲ ನೀಡಲು ಆರಂಭಿಸಿವೆ. ಉಳಿದ ಜಾಗದಲ್ಲಿ ಬಿಸಿಯೂಟಕ್ಕೆ ಬೇಕಾಗುವ ತರಕಾರಿ ಬೆಳೆಸಲು ಪ್ರಾರಂಭಿಸಿದರು. ಸಹ ಶಿಕ್ಷಕಿ ಕೆಜಿ ಸರಿತಾ ಸಹ ಇವರ ಕಾರ್ಯಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಶಾಲೆಗೆ ಸುತ್ತ ತಡೆಗೋಡೆ ಹಾಕಿಸಿ ಗ್ರಾಮದ ಜನರ ಮನಸೆಳೆದರು. ತಡೆಗೋಡೆ ಮೇಲೆ ಗ್ರಾಮೀಣ ಸೊಗಡಿನ ಚಿತ್ರಗಳನ್ನು ಬರೆಸಿ ಶಾಲೆಯ ಅಂತ ಹೆಚ್ಚಿಸಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ನೀಡಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
4: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
3: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
4: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
3: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
5: LIC ಹರ್ ಪಲ್ ಆಪ್ಕೆ ಸಾಥ್.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
8: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
7: ಪರಿಶುದ್ಧವಾದ ಹಾಲು?
9: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
10: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಹಾಗೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಟೀಚರ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಹಾಗೆ ಶಿಕ್ಷಕರು ನಮ್ಮ ಜೀವನದ ದಾರಿ ದೀಪವನ್ನು ತೋರುವವರು ಅಲ್ವಾ? ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜಲ ಶಲಾಕಯಂ ಚಕ್ಷುರುಂ ನೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅನ್ನುವಂತಹ ಒಂದು ಸುಭಾಷಿತವೇ ಇದೆ. ನಮ್ಮ ಜೀವನಕ್ಕೆ ಬೆಳಕನ್ನ ತೋರಿಸುವವರು, ನಮ್ಮ ಜೀವನದ ಒಂದು ಸರಿಯಾದ ಮಾರ್ಗವನ್ನ ತೋರಿಸುವವರು, ನಮ್ಮ ಮಾರ್ಗದರ್ಶಕರು ಅಂತ ಹೇಳಿದ್ರೆ ಶಿಕ್ಷಕರು ಅಂತಾನೆ ಹೇಳಬಹುದು. ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ಶಿಕ್ಷಕ

ಅವರಿಂದ ಕಲಿತೀವಿ ಅಲ್ವಾ. ಜೀವನದಲ್ಲಿ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಮ್ಮ ಮೊದಲ ಹೆಜ್ಜೆಯನ್ನು ಹಿಡಿದು ನಡೆಸಿದವರನ್ನ ಎಂದಿಗೂ ಕೂಡ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಒಂದು ಅಕ್ಷರದಿಂದ ಒಂದು ಪದ, ಒಂದು ಪದದಿಂದ ಒಂದು ಪಠ್ಯವನ್ನೇ ಓದೋದಕ್ಕೆ ಹೇಳ್ಕೊಟ್ಟವರು ನಮ್ಮ ಶಿಕ್ಷಕರು. ಹಾಗೆ ಇವರು ಬರೀ ನಮಗೆ ಅಕ್ಷರವನ್ನ ಮಾತ್ರ ಹೇಳ್ಕೊಡುವುದಿಲ್ಲ, ಜೀವನವನ್ನ ಅರ್ಥ ಮಾಡಿಕೊಳ್ಳಲು ಕೂಡ ಕಲಿಸ್ತಾರೆ. ತಪ್ಪು ಮಾಡಿದಾಗ ತಿದ್ದಿದವರು, ಸೋತಾಗ ಧೈರ್ಯ ತುಂಬಿದವರು, ಗೆದ್ದಾಗ ನಮ್ಮ ಗೆಲುವನ್ನ ನೋಡಿ ಸಂಭ್ರಮಿಸೋದು ಶಿಕ್ಷಕರು. ಹಾಗೆ ಪುಸ್ತಕದ ಪಾಠದ ಜೊತೆಗೆ ಜೀವನದ ಪಾಠವನ್ನ ನಮಗೆ ತುಂಬಾ ಚೆನ್ನಾಗಿ ನಮ್ಮ ಶಿಕ್ಷಕರು ಕಲಿಸ್ತಾರೆ ಅಂತಾನೆ ಹೇಳಬಹುದು. ನಮ್ಮ ತಾಯಿ ತಂದೆಯ ನಂತರ ನಮ್ಮ ಬದುಕಿಗೆ ದಾರಿ ತೋರಿಸುವ ಮತ್ತೊಂದು ಶಕ್ತಿಯೇ ಗುರು. ಇಂತಹ ಗುರುಗಳನ್ನ ನೆನೆಯುವಂತಹ ವಿಶೇಷ ದಿನವೇ ಶಿಕ್ಷಕರ ದಿನಾಚರಣೆ ಅಲ್ವಾ. ಹಾಗೆ ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಥವಾ ನಾನು ಇಂತಹ ವೃತ್ತಿಗೆ ಹೋಗಬೇಕು, ನಾನು ಇಂತಹ ಕೆಲಸವನ್ನು ಮಾಡಬೇಕು, ನಾನು ಇಂತಹ ಒಂದು ಪೊಸಿಷನಲ್ಲಿ ಇರಬೇಕು, ನಾನು ದೊಡ್ಡಾದಮೇಲೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಬೇಕು ಅನ್ನೋ ಕನಸನ್ನು ನಮ್ಮಲ್ಲಿ ಬಿತ್ತುವವರೇ ಶಿಕ್ಷಕರು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಫೇವ್ರೇಟ್ ಟೀಚರ್ಸ್ ಅಂತ ಇರ್ತಾರೆ. ನಾವು ಏನೋ ಸಾಧನೆಯನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಶಿಕ್ಷಕರೇ ಆಗಿರ್ತಾರೆ ಅಲ್ವಾ. ನಮಗೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸಿ ನಮ್ಮಲ್ಲಿರುವಂತಹ ಒಂದು ಶಕ್ತಿಯನ್ನು ನಮಗೆ ತೋರಿಸಿಕೊಟ್ಟವರೇ ಗುರು ಅಂತಾನೆ ಹೇಳಬಹುದು. ಹಾಗೆಯೇ ನಮ್ಮನ್ನು ಪ್ರೋತ್ಸಾಹಿಸಿ ಇದು ನಿನ್ನ ದಾರಿ, ಇದು ನಿನ್ನ ಗುರಿ ಅಂತ ತೋರಿಸಿಕೊಟ್ಟ ಗುರುಗಳ ಬಗ್ಗೆ ಇವತ್ತು ಮಾತನಾಡುವಂತಹ ಕಾರ್ಯಕ್ರಮವನ್ನು ನಾನು ನಡೆಸ್ಕೊಡ್ತಾ ಇದ್ದೀನಿ. ಗುರಿ ತೋರಿದ ಗುರು ಅಂತ ಹೇಳಿ ಹಾಗೆ ಒಂದು ಮಾತೇ ಇದೆ ಅಲ್ವಾ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳಿ ಹೇಳ್ತಾರೆ. ನಾವು ಎಂತಹದ್ದೇ ಗುರಿ ಇಟ್ಕೊಂಡ್ರು ಕೂಡ ಗುರುವಿನ ಅವಶ್ಯಕತೆ ತುಂಬಾನೇ ಮುಖ್ಯವಾಗುತ್ತೆ. ಅದನ್ನ ಆ ಗುರಿಯನ್ನು ನಾವು ತಲುಪಲಿಕ್ಕೆ ಶಿಕ್ಷಕರು ನಮಗೆ ಮೆಟ್ಟಿಲಾಗಿ ನಿಲ್ತಾರೆ ಅಂತಾನೆ ಹೇಳಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷ ಅತಿಥಿಗಳು ಕೂಡ ಇದ್ದಾರೆ. ಜೀವನದಲ್ಲಿ ಕನಸು ಕಂಡು ಆ ಕನಸನ್ನು ನನಸಾಗಿಸಿಕೊಂಡಂತಹ ವಿಶೇಷ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಹಾಗೆ ಅವರ ಜೀವನದಲ್ಲಿ ಅವರು ಸಾಧನೆಯನ್ನು ಮಾಡಲಿಕ್ಕೆ, ಅವರು ಅಂದುಕೊಂಡದ್ದನ್ನು ಸಾಧಿಸಲಿಕ್ಕೆ ಕಾರಣವಾದ ಅವರ ಶಿಕ್ಷಕರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗದ ವಿನೋಬನಗರದ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ತಿರುಮಲೇಶ್ ಪಿ ಅವರು ಇದ್ದಾರೆ. ಹಾಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಕಾರ್ಡಿಯಾಲಜಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀವತ್ಸ ನಾಡಿಗ್ ಅವರು ಇದ್ದಾರೆ. ಹಾಗೆ ಲೇಖಕಿ ಹಾಗೆ ಸಹ ಪ್ರಾಧ್ಯಾಪಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಮೇದಿನಿ ಕೆಸುವಿನ ಮನೆಯವರು ಇದ್ದಾರೆ. ರಂಗಭೂಮಿ ಕಲಾವಿದರಾದಂತಹ ಕುಮಾರ್ ಅವರು ಇದ್ದಾರೆ. ಹಾಗೆ ತೀರ್ಥಹಳ್ಳಿಯ ಗಣಿತ ಶಿಕ್ಷಕರಾಗಿರುವಂತಹ ಗಣೇಶ್ ಅವರು ಕೂಡ ಇದ್ದಾರೆ. ಹಾಗಿದ್ರೆ ಇವರೆಲ್ಲರನ್ನ ಕೂಡ ಮಾತನಾಡಿಸೋಣ. ಇವರ ಶಿಕ್ಷಕರ ಬಗ್ಗೆ, ಇವರ ಶಿಕ್ಷಕರ ಕುರಿತಾದ ಇವರ ಮಾತುಗಳು ಏನಿರುತ್ತೆ, ಇವರಿಗೆ ಗುರಿ ತೋರಿದ ಗುರು ಯಾರು ಅಂತೆಲ್ಲ ಕೇಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ನ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಗುರಿ ತೋರಿದ ಗುರು ಎಂಬ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ

0: ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ, ಆನಂತರದಲ್ಲಿ ಕಾರ್ಗಿಲ್ ಪೊಲೀಸ್ ಠಾಣೆಯಲ್ಲಿ, ಮತ್ತು ಶಿವಮೊಗ್ಗ ಟ್ರಾಫಿಕ್ ಅಲ್ಲೂ ಕೂಡ ವೆಸ್ಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ 2 ವರ್ಷಗಳ ಕಾಲ PSI ಆಗಿ ಕರ್ತವ್ಯ ನಿರ್ವಹಿಸಿದ್ದೆ.
1: ಓಕೆ ಓಕೆ ಸರ್. ಹಾಗೆ ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು ಸರ್ ಇಲ್ಲಿ, ಏನು LKG ಇಂದ ಇಲ್ಲಿ ತನಕ ನೀವು ಓದಿರೋದ್ರಲ್ಲಿ ನಿಮಗೆ ತುಂಬಾ ಇಷ್ಟವಾಗಿರೋ ಶಿಕ್ಷಕರು ಯಾರು?
0: ಶಿಕ್ಷಕರು ಬಂದ್ಬಿಟ್ಟು ನಮ್ಮ ಮನೆಯಲ್ಲೇ ಇದ್ದಾರೆ. ನಮ್ಮ ಮಾವರು ಕೂಡ ಲೆಕ್ಚರರ್, ದ್ರೋಣ ನಾಯ್ಕ್ ಅಂತೇಳಿ. ಆನಂತರದಲ್ಲಿ ನಮ್ಮ ಇನ್ನೊಬ್ರು ಚಿಕ್ಕಮಾಮರು ಧರ್ಮ ನಾಯ್ಕ್ ಅಂತೇಳಿ, ಅವರು ಕೂಡ ಹಾಸ್ಟೆಲ್ ವಾರ್ಡನ್. ಅವರ ಮಾರ್ಗದರ್ಶನದಲ್ಲೇ ನಾನು ಇಲ್ಲಿ ತನಕನೂ ಕೂಡ ಬಂದಿರೋದು.
1: ಓಕೆ, ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಹಾಗೆ ಶಾಲೆಯಲ್ಲಿ ಎರಡೂ ಕಡೆ ಕೂಡ ನಿಮಗೆ ಶಿಕ್ಷಣ ಸಿಗ್ತಾ ಇತ್ತು ಅಂತ ಆಯ್ತು ಅಲ್ವಾ ಸರ್? ಹಾಗೆ ಈ ಪೊಲೀಸ್ ವೃತ್ತಿಯನ್ನ ನೀವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣವಾದ ಟೀಚರ್ಸ್ ಯಾರಾದ್ರೂ ಇದ್ದಾರಾ ಸರ್? ನಿಮಗೆ ಇಂತಹ ಒಂದು ಕೆಲಸ ಸೂಕ್ತವಾಗಿದೆ, ಈ ಕೆಲಸವನ್ನ ಮಾಡು ಅಂತ ಹೇಳಿದ ಶಿಕ್ಷಕರು ಯಾರಾದ್ರೂ ಇದ್ದಾರಾ?
0: ಆ ಥರದ್ದು ಯಾರು ಇರಲಿಲ್ಲ. ಬಟ್ ಚಿಕ್ಕವನಿದ್ದಾಗಿಂದನೂ ಒಂದು ಆಂಬಿಷನ್ ಇತ್ತು, ಪೊಲೀಸ್ ಆಗಲೇಬೇಕು, ಪೊಲೀಸ್ ಆಫೀಸರ್ ಅಂತೇಳಿ. ಅದಕ್ಕೆ ಈಗ ಸುಮಾರು ಜನ ನನಗೇನು ಇಲ್ಲಿ ತನಕನೂ ಕೂಡ ಮಾರ್ಗದರ್ಶನ ನೀಡಿರುವಂತಹ ಎಲ್ಲಾ ಶಿಕ್ಷಕರು ಕೂಡ ಕಾರಣರಾಗ್ತಾರೆ. ಯಾರು ಒಬ್ರು ಪರ್ಟಿಕ್ಯುಲರ್ ಆಗಿ ಆ ತರ ಹೆಸರು ಹೇಳೋದ್ ಕಷ್ಟ ಆಗುತ್ತೆ, ಬಟ್
1: ಓಕೆ.
0: ಎಲ್ಲರೂ ಕೂಡ ಕಾರಣನೇ.
1: ಸೊ ಹಾಗೆ ನಿಮ್ಮ ಶಿಕ್ಷಕರಿಗೆ ನೀವು ಏನಾದ್ರೂ ಹೇಳೋದಾದ್ರೆ, ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಿಮ್ಮ ಟೀಚರ್ಸ್ ಯಾರಾದ್ರೂ ಕೇಳ್ತಾ ಇದ್ರೆ ಪ್ರೋಗ್ರಾಮ್ನ, ಅವ್ರಿಗೆ ಏನ್ ಹೇಳ್ತೀರಾ ಸರ್?
0: ಏನಿಲ್ಲ, ವರ್ಣ ಮಾತ್ರಂ ಕಲಿಸಿದಾತಂ ಗುರು ಗುರು ಅಂತೇಳಿ. ಯಾರೇ ಕೂಡ ನಮ್ಮ ಜೀವನದಲ್ಲಿ ಇಲ್ಲಿ ತನಕ ಬರಲಿಕ್ಕೆ ಅಥವಾ ನಾವು ಮತ್ತೆ ಮುಂದೆ ಕೂಡ ಉನ್ನತಿಯನ್ನ ಸಾಧಿಸ್ಲಿಕ್ಕೆ ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಎಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆಯ ಪರವಾಗಿ ಎಲ್ರಿಗೂ ಕೂಡ ಶುಭಾಶಯವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆ ನಂತರದಲ್ಲಿ ಮನುಷ್ಯನಿಗೆ ಯಾವುದೇ ರೀತಿಯಾದಂತಹ ಒಂದು ಗುರಿ ಇದ್ರೆ ಮುಂದೆ ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಗುರುವಿನ ಅವಶ್ಯಕತೆ ತುಂಬಾ ಇರುತ್ತೆ. ಹಾಗಾಗಿ ಎಲ್ಲಾ ಗುರುಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ಪರವಾಗಿ ವೈಯಕ್ತಿಕವಾಗಿ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್.
1: ಓಕೆ ಸರ್. ಹಾಗೇನೆ ಈಗಿನ ದಿನಗಳಲ್ಲಿ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಸರ್?
0: ಶಿಕ್ಷಣ ಅನ್ನೋದು ಈಗಿಂದ ಅಲ್ಲ ಮೇಡಮ್, ಏನು ಸಿವಿಲೈಸೇಷನ್ ಪ್ರಾರಂಭ ಆಯಿತು ಅಲ್ಲಿಂದನೂ ಕೂಡ ಶಿಕ್ಷಣ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಮ್ದು ಏನೋ ಈ ಹರಪ್ಪ ಸಿವಿಲೈಸೇಷನ್ ಸ್ಟಾರ್ಟ್ ಆದಾಗಲೇ ಕೂಡ ಅಲ್ಲಿ ಶಿಕ್ಷಣ ಅನ್ನೋದು ಇತ್ತು ಅಂತ ನನ್ನ ಪ್ರಕಾರ. ಹಾಗಾಗಿ ಈಗಲ್ಲ, ನಾವು ಈ ಪ್ರಪಂಚ ಇರೋ ತನಕನು, ಸೂರ್ಯ ಚಂದ್ರ ಇರೋ ತನಕನು ಕೂಡ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯವಾಗುತ್ತೆ.
1: ಓಕೆ ಓಕೆ ಸರ್.
0: ಇದು ಏನೋ ಗೌತಮ ಬುದ್ಧ ಅವರು ಒಂದು ಮಾತು ಹೇಳ್ತಾರೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವುದೇ ಶಿಕ್ಷಣ ಅಂತೇಳಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಅನ್ನೋದು ಮುಖ್ಯ. ಈ ಒಂದು ಸಂದರ್ಭದಲ್ಲಿ ಗುರುಗಳು ಹೇಗೆ ಮುಖ್ಯನೋ ಪ್ರತಿಯೊಂದು ವಿಚಾರಕ್ಕೂ ಕೂಡ, ನಮ್ಮ ಆತ್ಮದಲ್ಲೇ, ನಮ್ಮ ಏನು ಮನಸ್ಸಿನಲ್ಲೇ ಕೂಡ ನಮಗೆ ಒಬ್ಬನ ಸರಿದಾರಿಗೆ ನಡೆಸುವಂತ ಒಂದು ಆತ್ಮ ಏನಿರುತ್ತೆ, ಅವರು ಕೂಡ ಗುರುನೇ ಪ್ರತಿಯೊಬ್ಬರಿಗೂ ಕೂಡ. ಹಾಗಾಗಿ ಯಾವುದು ಸರಿ ಅನ್ಸುತ್ತೆ ಅದನ್ನ ಮಾತ್ರ ಮಾಡಿ ಅಂತ ಹೇಳ್ತಾ, ಯಾವುದು ತಪ್ಪು ಇದ್ರೆ ಅದನ್ನ ಮಾಡಬೇಡಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ಈ ದುಶ್ಚಟಗಳಿಗೆ ಬಲಿಯಾಗಬೇಡಿ ಅಂತ ತಿಳಿಸ್ತಾ, ಎಲ್ರಿಗೂ ಕೂಡ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ.
1: ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.
1: ತಿರುಮಲೇಶ ಸರ್, ತುಂಬಾ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರಿ, ಹಾಗೆ ನಿಮ್ಮ ಶಿಕ್ಷಕರ ಬಗ್ಗೆ ಕೂಡ ಹೇಳಿದ್ರಿ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಕೇಳಿದ್ರಲ್ವಾ, ನಮ್ಮ ಶಿವಮೊಗ್ಗದ ಸಬ್ ಇನ್ಸ್ಪೆಕ್ಟರ್ ಆದಂತಹ ತಿರುಮಲೇಶ್ ಅವರು ಹೇಳಿದಂತಹ ಮಾತುಗಳನ್ನು ಅವರ ಶಿಕ್ಷಕರ ಕುರಿತಾಗಿ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ನಮ್ಮೊಂದಿಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಕಾರ್ಡಿಯಾಲಜಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಶ್ರೀವತ್ಸ ನಾಡಿಗ್ ಅವರು ಇದ್ದಾರೆ. ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಗುರುಗಳ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಎಲ್ಲ ಶಿವಮೊಗ್ಗ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಶ್ರೀವತ್ಸ ನಾಡಿಗ್. ನಾನು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಕಾರ್ಡಿಯಾಲಜಿಸ್ಟ್ ಆಗಿ ಕಳೆದ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ನನಗೆ ನಿಮ್ಮ ಅಚ್ಚುಮೆಚ್ಚಿನ ಶಿಕ್ಷಕರ ಬಗ್ಗೆ ಒಂದೆರಡು ಮಾತಾಡಿ ಅಂತ ಕೇಳಿದರು. ಒಬ್ಬ ವೈದ್ಯನಾಗಿ, ಸೂಪರ್ ಸ್ಪೆಷಲಿಸ್ಟ್ ವೈದ್ಯನಾಗಿ ಆಗಬೇಕು ಅಂತಂದರೆ ನಮಗೆ 30 ವರ್ಷ ಟ್ರೈನಿಂಗ್ ಇರುತ್ತೆ. ನಮ್ಮ ಪ್ರೈಮರಿ ಎಜುಕೇಷನಿಂದ DM ಮುಗಿಸೋಷ್ಟರೊಳಗೆ ನಮ್ಗೆ 30-35 ವರ್ಷ ಆಗೋಗಿರುತ್ತೆ. ಸೊ ಒಬ್ಬ ವ್ಯಕ್ತಿ ನಮ್ಮನ್ನು ಕರಿಯರ್ ಬಿಲ್ಡ್ ಮಾಡೋದು, ಯಾರು ಹೆಲ್ಪ್ ಮಾಡಿದ್ದು ತುಂಬ ಕಷ್ಟ. ನಮ್ಮ ಪ್ರೈಮರಿ ಸ್ಕೂಲಿಂದ ಹಿಡಿದು PUCಯಿಂದ ಹಿಡಿದು ನಮ್ಮ MBBS ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ, MD KMC ಹುಬ್ಳಿಲಿ, DM SCPJ ಲಕ್ನೋದಲ್ಲಿ ಪ್ರತಿಯೊಬ್ಬರು ಎಷ್ಟೊಂದು ಜನ ಸ್ಫೂರ್ತಿ ತಂದಿದ್ದಾರೆ. ಆದರೆ ಅದರಲ್ಲಿ ಒಬ್ಬರು ಅತ್ಯಂತ ನನಗೆ ಸ್ಫೂರ್ತಿದಾಯಕವಾಗಿದ್ದವರು, ನನ್ನನ್ನು ತುಂಬ ಅಚ್ಚುಮೆಚ್ಚಿನವರು ಅಂತಂದರೆ SCPJ ಲಕ್ನೋದಲ್ಲಿ ನಮ್ಮ ಕಾರ್ಡಿಯಾಲಜಿ ವಿಭಾಗದ ಮುಖ್ಯಸ್ಥರಾಗಿದ್ದಿರುವಂಥ ಡಾಕ್ಟರ್ PK ಗೋಯಲ್ ಅವರು. ಅವರು ಕೇವಲ ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಒಂದು CTO ಅಂದರೆ ಕಾಂಪ್ಲೆಕ್ಸ್ ಆಂಜಿಯೋಪ್ಲಾಸ್ಟಿಯ ಒನ್ ಆಫ್ ದ ಬೆಸ್ಟ್ ಆಪರೇಟರ್ಸ್ ಇನ್ ದ ವರ್ಲ್ಡ್ ಅಂತ ಅವ್ರನ್ನ ಮನ್ನಿಸಲಾಗುತ್ತದೆ. ಅವರಿಂದ ತಿಳ್ಕೊಂಡ ಕೆಲವು ಅಂಶಗಳು ಅಂತಂದರೆ, ಒಬ್ಬ ಶಿಕ್ಷಕನಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದರೆ ಇಂಟ್ರೆಸ್ಟ್ ಟು ಟೀಚ್.

0: ಮತ್ತು ಕ್ಯೂರಿಯಾಸಿಟಿ ಟು ಲರ್ನ್ ಅಂತ ಅವರಿಂದ ಕಲ್ತ್ಕೊಂಡಿದ್ದು. ಅವ್ರು ಯಾವತ್ತೇ ಇರಲಿ, ಈವನ್ ಭಾನುವಾರ ಆಗ್ಬೋದು, ಬೆಳಿಗ್ಗೆ ಸಂಜೆ ಟೈಮಲ್ಲಿ ಎಷ್ಟು ಕಾಂಪ್ಲೆಕ್ಸ್ ಕೇಸಸ್ ಮಾಡ್ತಾಯಿದ್ರು, ಪ್ರತಿಯೊಂದು ಕೇಸ್ ಮಾಡುವಾಗಲೂ ನಮಗೆ ಟೀಚ್ ಮಾಡ್ತಾಯಿದ್ದು. ಆಮೇಲೆ ಅವರ ಆಳವಾದ ಜ್ಞಾನ, ಕ್ಯೂರಿಯಾಸಿಟಿ ಟು ಲರ್ನ್, ಹೊಸ ಹೊಸದು ಏನೇನು ಬಂದರೆ, ಸ್ಟಡೀಸ್ ಬಂದರೆ, ಹೊಸ ಒಂದು ಆವಿಷ್ಕಾರಗಳು ಬಂದರೆ ಅದ್ರ ಬಗ್ಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು ಅವರಿಗೆ, ಆ ಎಕ್ಸ್ಟೆಂಟ್ ಆಫ್ ನಾಲೆಡ್ಜು, ಕ್ಯೂರಿಯಾಸಿಟಿ ಟು ಲರ್ನ್. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬ ಹಾರ್ಡ್ ವರ್ಕಿಂಗ್ ಅವರು, ರಾತ್ರಿ 10-11 ಗಂಟೆ ತನಕ ಕೇಸ್ ಮಾಡೋರು ಅವರು. ಅವರು 55 ವರ್ಷದವ್ರು, ಅವ್ರು ಮಾಡ್ತಿರೋ ನಮಗೆ ಸುಸ್ತಾಗಿರೋದು, ಅಷ್ಟು ಒಂದು ಹಾರ್ಡ್ ವರ್ಕಿಂಗ್ ನೇಚರ್ ಇದ್ದಂಥವ್ರು. ಯಾವಾಗಲೂ ಅವ್ರು ನಮ್ಮನ್ನು ಪೇಷಂಟು ಯಾವತ್ತಿದ್ರು ನಮ್ಮ ವೈದ್ಯನಿಗೆ ಮುಖ್ಯ, ಎವ್ರಿಥಿಂಗ್ ಎಲ್ಸ್ ಇಸ್ ನೆಕ್ಸ್ಟ್ ಅನ್ನೋದನ್ನು ಅವರಿಂದ ಕಲ್ತ್ಕೊಂಡಿದ್ದೆ ನಾನು ಬಹಳ. ಮತ್ತು ಎಥಿಕ್ಸು, ಯಾವತ್ತು ಅಂದರೆ ಒಂದು ಜ್ಞಾನ ಮತ್ತು ಪೇಷಂಟ್ ಕೇರು, ಇದು ನಮ್ಮ ಒಬ್ಬ ವೈದ್ಯನ ಪ್ರಯಾರಿಟಿ ಆಗಬೇಕೇ ಹೊರತು ಯಾವತ್ತಿದ್ರೂ ದುಡ್ಡು ಸೆಕೆಂಡ್ರಿ ಅನ್ನೋದನ್ನು ಅವರು ಬಹಳ ಇಂಪಾರ್ಟೆನ್ಸ್ ಮುಖಾಂತರ ಹೇಳ್ತಿದ್ರು. ತುಂಬ ತಾಳ್ಮೆ ಪೇಷಂಟ್ ನೋಡುವಾಗ, ನಿಧಾನವಾಗಿ ಎಕ್ಸಾಮಿನ್ ಮಾಡೋದು, ಬಹಳಷ್ಟು ವಿಚಾರಗಳನ್ನ ಅವ್ರು ತಿಳ್ಕೊಂಡೆ. ಸೊ ಪಿ ಕೆ ಗೋಯಲ್ ಸರ್ಗೆ ನಾನು ಯಾವತ್ತಿದ್ರೂ ನನ್ನ ಕಡೆ ಉಸಿರಿರೋರು ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ. ಸೊ ಐ ವಿಲ್ ಆಲ್ವೇಸ್ ಪೇ ಮೈ ಡೀಪ್ ರೆಸ್ಪೆಕ್ಟ್ ಟು ಗೋಯಲ್ ಸರ್. ಸೊ ನಿಮ್ಮ ನೆಚ್ಚಿನ ಟೀಚರ್ ಯಾರು, ಅವರಿಂದ ಏನಕ್ಕೆ ತಿಳ್ಕೊಂಡ್ರಿ ಅನ್ನೋದನ್ನು ಕೇಳಿಸ್ಕೊಳಕ್ಕೆ ನಾನು ಕುತೂಹಲಕಾರಿಯಾಗಿದ್ದೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ನಿಮ್ಮ ಶಿಕ್ಷಕರನ್ನ ಇವತ್ತಿನ ದಿನ ನೆನೆಸ್ಕೊಳ್ಳೋದು ಮರಿಬೇಡಿ. ನಮಸ್ಕಾರ.
1: ಧನ್ಯವಾದಗಳು ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ಹಾಗೆ ನಿಮ್ಮೆಲ್ಲ ಮಾತುಗಳಿಗಾಗಿ. ನಿಮ್ಮ ಶಿಕ್ಷಕರ ಬಗ್ಗೆ, ನಿಮಗೆ ಗುರಿ ತೋರಿದ ಶಿಕ್ಷಕರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ದೀರಾ, ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಕೇಳ್ತಾ ಇದ್ರಲ್ವಾ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ತಿರುಮಲೇಶ್ ಅವರು ಮಾತನಾಡ್ತಾ ಇದ್ರು. ಹಾಗೆಯೇ ಶಿವಮೊಗ್ಗದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಕಾರ್ಡಿಯಾಲಜಿಸ್ಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಶ್ರೀವತ್ಸ ನಾಡಿಗವರು ಕೂಡ ತುಂಬಾ ಚೆನ್ನಾಗಿ ಅವರ ಶಿಕ್ಷಕರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರೆಸಿ ಅತಿಥಿಗಳು ಕೂಡ ನಮ್ಮೊಂದಿಗಿದ್ದಾರೆ, ಅವರನ್ನು ಮಾತನಾಡಿಸೋಣ. ಅವರ ಶಿಕ್ಷಕರ ಬಗ್ಗೆ ಅವರ ಮಾತುಗಳು ಏನಾಗಿರುತ್ತೆ ಅನ್ನೋದನ್ನ ಕೂಡ ಕೇಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಗುರಿ ತೋರಿದ ಗುರು ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬರ್ನಾರಿ ನಮ್ದಾಗುತ್ತ
1: ಸೈನ್ಸ್ ಮ್ಯಾಥ್ಸ್ ಮೊದಲಿಲ್ಲಿತ್ತ ಇಲ್ಲ ಎಲ್ಲ ಅಲ್ಲಿಂದ ಬಂತ
0: ಬ್ರಹ್ಮಗುಪ್ತನು ಗಣಿತ ಲೋಕಕ್ಕೆ ಸೊನ್ನೆಯನಿತ್ತ ಎಂಬುದು ಗೊತ್ತ
1: ಇಂಡಿಯಾಗ್ಯಾಕೋ ಇಂಗ್ಲಿಷ್ ಹೆಸರು
0: ಗುಲಾಮಗಿರಿಯ ಗುರುತಿಗೆ ತಾಯಿ
1: ಭಾರತಕ್ಕೆ ಯಾಕೋ 108 ಭಾಷೆ

0: ಅಂಗಿ ಹಾಕು, ಮೂರು ದಿನ ರೇಷ್ಮೆ ಸೀರೆ ಉಡು ಸಾಕು.
1: ಕನ್ನಡವು ಇಷ್ಟ, ಕಲಿಯೋದು ಕಷ್ಟ, ಇಂಗ್ಲಿಷ್ ಈಸಿ, ಎಲ್ಲರಿಗೂ ಚೂಸ್.
0: ಕಷ್ಟವಂತೂ ಸ್ಪಷ್ಟ, ಸುಮ್ಮನಿದ್ರೆ ನಷ್ಟ. ಸರಳ ಮಾಡು ಭಾಷೆಯ ಮೆರೆಸು ನಮ್ಮ ಕೀರ್ತಿಯ.
1: ಇಂಗ್ಲಿಷ್.

0: ಫ್ರೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಗುರಿ ತೋರಿದ ಗುರು ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಇದಾಗಿರುತ್ತೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಶಿಕ್ಷಕರ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ. ಅವರು ಹೇಳಿದಂತಹ ಮಾತುಗಳು, ಅವರು ಹೇಳಿದ ನೀತಿಗಳು, ಅವರು ಹೇಳಿದಂತಹ ಒಂದು ಜೀವನ ಅಂದರೆ ಹೇಗಿರಬೇಕು, ಜೀವನ ಹೇಗಿರುತ್ತೆ ಮುಂದೆ, ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿ ಶಿಕ್ಷಕರು ಹೇಳಿಕೊಟ್ಟ ಮಾತುಗಳು ನಮ್ಮ ಜೀವನದುದ್ದಕ್ಕೂ ನಮ್ಮನ್ನು ಕಾಪಾಡುತ್ತೆ. ಅವರು ತಿಳಿಸಿಕೊಟ್ಟ ಮೌಲ್ಯಗಳು ನಮ್ಮ ಬದುಕಿಗೆ ತುಂಬಾ ಮುಖ್ಯವಾಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಈಗ ನಮ್ಮೊಂದಿಗೆ ತಮ್ಮ ಶಿಕ್ಷಕರ ಬಗ್ಗೆ ಮಾತನಾಡಲಿಕ್ಕೆ, ತಮ್ಮ ನೆಚ್ಚಿನ ಶಿಕ್ಷಕರು, ತಮಗೆ ಗುರಿ ತೋರಿದ ಶಿಕ್ಷಕರ ಬಗ್ಗೆ ಮಾತನಾಡಲಿಕ್ಕೆ ಲೇಖಕರು ಹಾಗೆ ಸಹ ಪ್ರಾಧ್ಯಾಪಕರಾಗಿರುವಂತಹ ಮೇದಿನಿ ಕೆಸುವಿನ ಮನೆಯವರು ಇದ್ದಾರೆ. ಹಾಗಿದ್ರೆ ಅವರನ್ನ ಮಾತನಾಡಿಸೋಣ. ಅವರ ಶಿಕ್ಷಕರ ಬಗ್ಗೆ ಅವರ ಮಾತುಗಳು ಏನಾಗಿರುತ್ತೆ ಅಂತ ಹೇಳಿ ಕೇಳೋಣ. ಮೇದಿನಿ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ. ನಾನು ಮೇದಿನಿ ಕೆಸುವಿನ ಮನೆ, ಪ್ರವೃತ್ತಿಯಲ್ಲಿ ಲೇಖಕಿ, ಸಹಾಯಕ ಪ್ರಾಧ್ಯಾಪಕಿಯಾಗಿ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಹಿಂದೆ ನಾನು 14.5 ವರ್ಷಗಳ ಕಾಲ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೆ. ಈ ದಿನ ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ

ಅಂಗವಾಗಿ ನಾವು ಅತ್ಯಂತ ಗೌರವ ಹಾಗೂ ಪ್ರೀತಿಯಿಂದ ಇವತ್ತಿನ ದಿನವನ್ನು ಶಿಕ್ಷಕರ ದಿನಾಚರಣೆ ಅಂಥೇಳಿ ಆಚರಿಸ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಲೆಕ್ಕದಲ್ಲಿ ಗುರುಗಳೇ ಆಗಿರ್ತಾರೆ, ಶಿಕ್ಷಕರೇ ಆಗಿರ್ತಾರೆ, ಜೊತೆಗೆ ಅದೇ ನಿಟ್ಟಿನಲ್ಲಿ ವಿದ್ಯಾರ್ಥಿಯೂ ಕೂಡ ಆಗಿರ್ತಾರೆ. ನಾನು ಈ ದಿನ ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇರುವಂತಹ ನನ್ನ ಗುರುಗಳು ಬಹುಶಃ ಒಂದು ಈ ನಿಗದಿತ ಸಮಯದಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ. ಯಾಕೆ ಅಂತಂದರೆ ನನಗೆ ಗುರು ಅಥವಾ ಶಿಕ್ಷಕ ಅಂತ ಬಂದಾಗ ನನಗೆ ಮೊದಲ ಗುರು ನನ್ನ ತಂದೆ. ಸಾಮಾನ್ಯವಾಗಿ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ಹಾಗಾಗಿ ತಾಯಿಯ ಜೊತೆಗೇನೆ ನನಗೆ ತಂದೆಯೂ ಶಿಕ್ಷಕ ಹೌದು, ಗುರು ಹೌದು. ಪ್ರತಿಯೊಂದು ಅಕ್ಷರವನ್ನು ಕಲಿಸುವವ ಗುರು ಹೇಗೋ ಅದೇ ರೀತಿಯಲ್ಲಿ ಒಂದು ಸಂಸ್ಕೃತಿಯನ್ನು, ಆಚಾರ ವಿಚಾರವನ್ನು, ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟಂಥವರು ನನ್ನ ತಂದೆ. ಹಾಗಾಗಿ ನನಗೆ ಅವರು ನನ್ನ ಮೊದಲ ಗುರು. ಇದಾದ ನಂತರ ನನಗೆ ಶಾಲೆ ಅಂಥೇಳಿ ನಾನು ಸೇರಿದಾಗಿನಿಂದ ನನಗೆ ಗುರುಗಳಾಗಿದ್ದಂಥವರು, ಮೊದಲ ಬಾರಿಗೆ ನನಗೆ ಶಾಲೆಯಲ್ಲಿ ಅಕ್ಷರವನ್ನು ತಿದ್ದಿಸಿದವರು ಶ್ರೀ ಶಂಕರಪ್ಪ ಮೇಷ್ಟ್ರು ಅಂಥೇಳಿ. ಇವ್ರನ್ನ ಕೂಡ ನಾನು ಸದಾಕಾಲ ಸ್ಮರಿಸ್ತೇನೆ. ನಮ್ಮ ಬದುಕಿನಲ್ಲಿ ನನಗೆ ಮೊದಲು ಪಾಠ ಹೇಳಿಕೊಟ್ಟಂತಹ ಮೇಷ್ಟ್ರು. ಇದಾದ ನಂತರ ನಮಗೆ ಟೀಚರ್ ಆಗಲೇಬೇಕು ಅನ್ನುವಂತಹ ಒಂದು ರೋಲ್ ಮಾಡೆಲ್, ಆ ಕನಸನ್ನು ಬಿತ್ತಿದವರು ಗಾಯತ್ರಿ ಟೀಚರ್. ಅದರ ಜೊತೆಗೆ ನಾನು 6ನೇ ತರಗತಿಯಲ್ಲಿ ಇದ್ದಾಗ ಬಂದಂತಹ ಉಷಾ ಟೀಚರ್. ಇದರ ಜೊತೆಗೆ ಇದ್ದಂತಹ ಮಂಜುನಾಥ್ ಸರ್, ಮಹಾಬಲೇಶ್ವರ ಸರ್, ಆಮೇಲೆ ನಾನು 7ನೇ ತರಗತಿಯಲ್ಲಿ ಓದುವಾಗ ಬ್ಯಾಕೋಡಿನಲ್ಲಿ ಇದ್ದಂತಹ ಎಲ್ಲ ಮೇಷ್ಟ್ರುಗಳು. ಪಾಠದ ಜೊತೆಗೆ ರಾಮಾಯಣ ಮಹಾಭಾರತವನ್ನೆಲ್ಲ ನಮಗೆ ಕಥೆಯ ರೂಪದಲ್ಲಿ ಹೇಳ್ಕೊಡ್ತಾ ಇದ್ದಂತಹ ಆಗಿನ ನಮ್ಮ ಮುಖ್ಯ ಶಿಕ್ಷಕರಾಗಿದ್ದಂತಹ ಹನುಮಂತಪ್ಪ ಸರ್. ಜೊತೆಗೆ ಹೈಸ್ಕೂಲಿನಲ್ಲಿ ನಮಗೆ ನಮ್ಮ ಬದುಕಿನ ದಾರಿಯನ್ನೇ ದಿಕ್ಕನ್ನೇ ಬದಲಾಯಿಸಿಕೊಟ್ಟಂತಹ ಮಹದೇವಪ್ಪ ಸರ್, ಸುಧಾಕರ್ ಸರ್. ಜೊತೆಗೆ ಸಮಾಜಶಾಸ್ತ್ರವನ್ನು, ಸಮಾಜ ವಿಜ್ಞಾನವನ್ನು ಕಲಿಸ್ತಾ ಇದ್ದಂತಹ ರವೀಂದ್ರ ಸರ್, ಇವರೆಲ್ಲರನ್ನ ನಾನು ಈ ದಿನ ಮನಸಾ ಸ್ಮರಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ನಮ್ಮ ಬದುಕಿನಲ್ಲಿ ಮೇಷ್ಟ್ರುಗಳ ಪಾತ್ರ ತುಂಬ ಹಿರಿದಾಗಿರುತ್ತೆ. ನಾನು ಹೇಳಿದಂತೆ ಮಾಡು, ಮಾಡಿದಂತೆ ಮಾಡಬೇಡ ಅನ್ನುವಂತಹ ಕಾಲದಲ್ಲಿ ನಾನು ಏನು ಮಾಡ್ತಾ ಇದ್ದೇನೋ ಹಾಗೆ ಮಾಡು, ನಿನ್ನ ಬದುಕು ಒಳ್ಳೆಯದಾಗುತ್ತೆ ಅಂಥೇಳಿ ಹೇಳಿಕೊಟ್ಟಂತಹ ಮೇಷ್ಟ್ರುಗಳು ಇವರೆಲ್ಲ. ನನಗೆ ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿಯನ್ನು ತುಂಬಿಕೊಟ್ಟಂಥವರು ನನ್ನ ಹೈಸ್ಕೂಲಿನಲ್ಲಿ ಕನ್ನಡ ಮೇಷ್ಟ್ರಾಗಿದ್ದಂತಹ ಸುಧಾಕರ್ ಸರ್ ಅವರು. ಇವತ್ತು ನಾನು ಏನು ಬರಿತಾ ಇದ್ದೇನೆ ಅಥವಾ ಸಾಹಿತಿಯಾಗಿ ಏನು ಗುರುತಿಸ್ಕೊಂಡಿದ್ದೀನಿ, ಇದಕ್ಕೆ ಮೂಲ ಕಾರಣ ನನ್ನ ತಂದೆಯ ಜೊತೆಯಲ್ಲಿ ಸುಧಾಕರ್ ಮೇಷ್ಟ್ರು ಅವರು. ನಂತರ ಪಿ ಯು ಸಿಯಲ್ಲಿ ಬಂದಾಗ ನಮಗೆ ಎಕನಾಮಿಕ್ಸ್ ಪಾಠ ಮಾಡ್ತಿದ್ದಂತಹ ಶ್ರೀ ನಂಜುಂಡ ಸರ್ ಅವರು. ಇವತ್ತು ಅವರು ಅತ್ಯಂತ ಪ್ರಬುದ್ಧವಾಗಿ, ಗಂಭೀರವಾಗಿ ಮತ್ತು ಅತ್ಯಂತ ಒಂದು ವಿಶಿಷ್ಟ ರೀತಿಯಲ್ಲಿ ಕವಿತೆಯನ್ನು ಬರಿತಾ ಇರುವಂಥವ್ರು ಅವರು. ಈಗ ಅವರು ಪಿ ಯು ಕಾಲೇಜಿನ ಪ್ರಾಂಶುಪಾಲರಾಗಿ ಸಾಗರ ಸತ್ರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಪಾತ್ರ ನನ್ನ ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು. ಬರೀ ಎಕನಾಮಿಕ್ಸ್ ಅಷ್ಟನ್ನೇ ಕಲಿಸದೆ ಬದುಕಿಗೊಂದು ರೂಪುರೇಷೆಯನ್ನು ಹಾಕಿಕೊಟ್ಟವರು, ನಮ್ಮ ಆಲೋಚನಾ ಗತಿಯನ್ನು ಬದಲಿಸಿದಂಥವರು. ಆವತ್ತಿನ ಕಾಲಕ್ಕೆ ಅದು ನಮಗೆ ಅರ್ಥ ಆಗದೆ ಹೋದರೂ ಕೂಡ ಇವತ್ತು ನಾನು ನನ್ನ ಮೇಷ್ಟ್ರುಗಳು ಅಂಥೇಳಿ ನಾನು ಹಿಂತಿರುಗಿ ಒಮ್ಮೆ ನೋಡಿದಾಗ ನನ್ನ ಬದುಕಿನ ಪುಟಗಳಲ್ಲಿ ನಂಜುಂಡ ಸರ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಆನಂತರ ನಾನು ಡಿ ಎಡ್ ಮಾಡಿದ್ದು ಟೀಚರ್ ಆಗಲಿಕ್ಕಾಗಿ. ಅಲ್ಲಿ ಬಂದಂತಹ ಎಲ್ಲ ಅಧ್ಯಾಪಕರು ಕೂಡ ನನಗೆ ಉತ್ತಮ ಜ್ಞಾನವನ್ನೇ ಧಾರೆ ಎರೆದಿದ್ದಾರೆ ಅಂಥೇಳಿ ನಾನು ಅವ್ರನ್ನ ಈ ಕ್ಷಣದಲ್ಲಿ ಸ್ಮರಿಸ್ತೇನೆ. ಅದರಲ್ಲೂ ಕೂಡ ನಮಗೆ ಇಂಗ್ಲೀಷ್ ಕಬ್ಬಿಣದ ಕಡಲೆ ಆಗಿತ್ತು. ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಗಣಿತ ಕಷ್ಟ, ಆದರೆ ನನ್ನ ಮಟ್ಟಿಗೆ ಗ್ರಾಮೀಣ, ಅತ್ಯಂತ ಹಿಂದುಳಿದ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ನನಗೆ ಇಂಗ್ಲೀಷ್ ಬಹಳ ಕಷ್ಟ ಆಗಿತ್ತು. ಅಂಥ ಸಂದರ್ಭದಲ್ಲಿ ನನ್ನ ಕೈ ಹಿಡಿದು ಅಕ್ಷರಶಃ ತಿದ್ದಿಸಿ ನನ್ನಲ್ಲಿ ಆತ್ಮವಿಶ್ವಾಸವನ್ನು ತಂದುಕೊಟ್ಟಂಥವರು ಶ್ರೀಮತಿ ರೇಣುಕಾ ಮೇಡಮ್ರವರು. ಅವರ ಋಣ ನನ್ನ ಮೇಲೆ ಸದಾ ಇರುತ್ತೆ. ಡಿ ಎಡ್ ಮುಗಿದ ನಂತರ ನಾನು ದೂರಶಿಕ್ಷಣದಲ್ಲಿ ಪದವಿಯನ್ನು ಅಭ್ಯಾಸ ಮಾಡುವಾಗ ನನ್ನ ಇಡೀ ಬದುಕು ಕನ್ನಡಕ್ಕಾಗಿ, ಕನ್ನಡವನ್ನೇ ಅಭ್ಯಾಸ ಮಾಡಬೇಕು, ಕನ್ನಡವನ್ನೇ ಕಲಿಸಬೇಕು ಅನ್ನುವಂಥದ್ದಕ್ಕೆ ಕಾರಣರಾದಂಥವರು ನಾಗೇಶ್ ಸರ್. ಇವರ ತರಗತಿಗಳು ನಮಗೆ ಹಳಗನ್ನಡ, ಹೊಸಗನ್ನಡ ಅಥವಾ ಒಂದು ಕವಿತೆಯನ್ನು ಓದುವ ಬಗೆ, ಹಳಗನ್ನಡವನ್ನು ಓದುವ ಬಗೆ ಇತ್ಯಾದಿಗಳೆಲ್ಲವನ್ನು ನಮಗೆ ಅತ್ಯದ್ಭುತವಾಗಿ ಪಾಠ ಮಾಡಿದಂತಹ ಮೇಷ್ಟ್ರು ಉಪನ್ಯಾಸಕರು ನಾಗೇಶ್ ಸರ್. ಅವರು ಇವತ್ತು ಶಿವಮೊಗ್ಗದ ನಂದನ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಾಂಶುಪಾಲರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ವಿದ್ಯಾರ್ಥಿಗಳನ್ನು ಸದಾಕಾಲ ಪ್ರೀತಿಸುವ, ಗೌರವಿಸುವ, ಕಾಳಜಿ ಮಾಡುವಂತಹ ಒಂದು ತಂದೆಯ ಮನಸ್ಸಿನ ಮೇಷ್ಟ್ರು ಅಂಥೇಳಿ ನಾನು ಅವ್ರನ್ನ ಈ ಕ್ಷಣದಲ್ಲಿ ಸ್ಮರಿಸ್ತೇನೆ. ಇದರ ಜೊತೆಗೆ ನನಗೆ ಈಗ ಪ್ರಸ್ತುತದಲ್ಲಿ ನನ್ನ ಪಿ ಎಚ್ ಡಿ ಅಧ್ಯಯನಕ್ಕಾಗಿ ನನಗೆ ನನ್ನ ಬದುಕನ್ನು ಅಥವಾ ನನ್ನ ಸಂಶೋಧನೆಯನ್ನು ಅತ್ಯಂತ ಯಶಸ್ವಿಯಾಗಿ

0: ತರಲಿಕ್ಕೆ ಸಹಾಯ ಮಾಡ್ತಾ ಇರುವಂಥವರು ಡಾಕ್ಟರ್ ಹಾಲಮ್ಮ ಮೇಡಮ್. ಇವರು ಸಹ್ಯಾದ್ರಿ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಹ ಪ್ರಾಧ್ಯಾಪಕರು ಅನ್ನೋದಕ್ಕಿಂತನೂ ತಾಯಿ ಹೃದಯದ ಮಮತೆಯುಳ್ಳಂತಹ ಒಬ್ಬ ನಮ್ಮ ಪ್ರೀತಿಯ ಮಿಸ್ ಅನ್ಬಹುದಾದಂತಹ ಅಧ್ಯಾಪಕರು ಅವರು. ಒಟ್ಟಿನಲ್ಲಿ ನನಗೆ ನನ್ನ ಬದುಕಿನ ಇಷ್ಟೂ ವರ್ಷಗಳಲ್ಲಿ ಸಿಕ್ಕಂತಹ ಮೇಷ್ಟ್ರು ಟೀಚರ್ಗಳಿಗೆ ನಾನು ಸದಾಕಾಲ ಋಣಿಯಾಗಿರ್ತೀನಿ. ಯಾಕೆ ಅಂತಂದರೆ ಅವರೆಲ್ಲರ ಋಣ ನನ್ನ ಮೇಲಿದೆ. ನಾನು ಅವರ ಮಾರ್ಗದರ್ಶನದಲ್ಲಿ, ಅವರು ಹೇಳಿಕೊಟ್ಟಂತಹ ಪಾಠದಲ್ಲಿ, ಹಾಕಿಕೊಟ್ಟಂತಹ ದಾರಿಯಲ್ಲಿ ನಡೀತಾ ಇದ್ದೇನೆ ಹೊರತು ನನ್ನದಾದಂಥದ್ದು ಸ್ವಂತದ್ದು ಅನ್ನುವಂಥದ್ದು ಏನೂ ಇಲ್ಲ ಅಂಥೇಳಿ ಅಷ್ಟು ವಿನಮ್ರ ಭಾವದಿಂದ ನಾನು ಅವ್ರನ್ನ ಸ್ಮರಿಸ್ತಾ ಇದ್ದೇನೆ. ಅವರೆಲ್ಲರ ಪಾತ್ರ ನನ್ನ ಬದುಕಿನಲ್ಲಿ ತುಂಬ ಹಿರಿದಾಗಿದೆ. ಈ ಒಂದು ಈ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನನ್ನ ಎಲ್ಲ ಗುರುಗಳನ್ನು ನಾನು ಸ್ಮರಿಸ್ತಾ, ಜೊತೆಗೆ ನನ್ನನ್ನು ಗುರುವನ್ನಾಗಿ ನೋಡುವಂತಹ ನನ್ನ ಎಲ್ಲ ಪ್ರೀತಿಯ ಮಕ್ಕಳು, ವಿದ್ಯಾರ್ಥಿಗಳನ್ನು ನಾನು ವಂದಿಸ್ತೇನೆ. ಯಾಕೆ ಅಂತಂದರೆ ಅವರೆಲ್ಲರ ಕಾರಣದಿಂದಾಗಿ ನಾನು ಇವತ್ತು ಶಿಕ್ಷಕಿಯಾಗಿ ನಿಂತಿದ್ದೇನೆ. ಆರಂಭದಲ್ಲಿ ಪ್ರಾಥಮಿಕ ಶಿಕ್ಷಕಿಯಾಗಿರಬಹುದು ಅಥವಾ ಈಗ ನಾನು ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥದ್ದಿರಬಹುದು, ಎರಡಕ್ಕೂ ಕೂಡ ಕಾರಣರಾಗಿರುವಂಥವರು ನನ್ನ ಎದುರುಗಡೆ ಕೂತು ಪಾಠ ಕೇಳುವಂತಹ ನನ್ನ ಮಕ್ಕಳು. ಹಾಗಾಗಿ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಈ ಸ್ಥಿತಿಗೆ ಕಾರಣರಾದಂತಹ ನನ್ನ ತಂದೆಯಾದಿಯಾಗಿ, ತಾಯಿಯಾದಿಯಾಗಿ ನನ್ನ ಎಲ್ಲ ಪ್ರೀತಿಯ ಗುರುವೃಂದಕ್ಕೆ ನಾನು ಸದಾಕಾಲ ನಮಸ್ಕರಿಸ್ತೇನೆ. ಜೊತೆಗೆ ನಮಗೆ ಅಥವಾ ಈ ಎಲ್ಲರಿಗೂ ಗುರುವಾಗಿರುವಂಥದ್ದು ಈ ಪ್ರಕೃತಿ. ಪ್ರಕೃತಿಯ ಮುಂದೆ ಬಹುಶಃ ಯಾರೂ, ಪ್ರಕೃತಿಯಷ್ಟು ದೊಡ್ಡ ಗುರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನನಗೆ ಈ ಕ್ಷಣಕ್ಕೆ ಅನ್ನಿಸ್ತಾ ಇದೆ. ಅವಕಾಶಕ್ಕಾಗಿ ಧನ್ಯವಾದಗಳು.
1: ಮೇದಿನಿ ಮೇಡಮ್, ತುಂಬ ಚೆನ್ನಾಗಿ ನಿಮ್ಮ ಶಿಕ್ಷಕರ ಬಗ್ಗೆ, ನಿಮ್ಮ ಜೀವನದ ಗುರಿ ತಲುಪಲಿಕ್ಕೆ ಕಾರಣವಾದಂತಹ ಶಿಕ್ಷಕರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ನಿಮ್ಮೆಲ್ಲ ಮಾತುಗಳಿಗಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕೇಳಿದ್ರಲ್ವಾ ಸ್ನೇಹಿತರೆ, ಮೇದಿನಿ ಕೆಸುವಿನ ಮನೆಯವರು ಲೇಖಕರು, ಹಾಗೆ ಶಿಕ್ಷಕರ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಇವರ ಜೀವನದ ಯಶಸ್ಸಿಗೆ ಕಾರಣರಾದವರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಈ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಇನ್ನು ಉಳಿದಂತಹ ಅತಿಥಿಗಳ ಮಾತುಗಳನ್ನು ಕೂಡ ಕೇಳೋಣ, ಹಾಗೆ ಅವರಿಗೆ ಗುರಿ ತೋರಿಸಿದ ಗುರು ಯಾರು ಅನ್ನೋದನ್ನು ಕೇಳೋಣ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಗುರಿ ತೋರಿದ ಗುರು ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಗುರಿ ತೋರಿದ ಗುರು ವಿಶೇಷ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಕೂಡ ಇದ್ದಾರೆ. ವಿಶೇಷ ಅತಿಥಿಗಳು ಕೂಡ ತಮ್ಮ ಗುರುವಿನ ಬಗ್ಗೆ, ಗುರಿ ತೋರಿದ ಗುರುವಿನ ಬಗ್ಗೆ, ಜೀವನದ ಮೌಲ್ಯವನ್ನು ತಿಳಿಸಿಕೊಟ್ಟಂತಹ ಶಿಕ್ಷಕರ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಬ್ಬರು ಅತಿಥಿ ಕೂಡ ನಮ್ಮೊಂದಿಗಿದ್ದಾರೆ. ಅವರ ಶಿಕ್ಷಕರ ಕುರಿತಾಗಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಈಗ ನಮ್ಮೊಂದಿಗೆ ರಂಗಭೂಮಿ ಕಲಾವಿದರು ಹಾಗೆ ಧ್ವನಿ ಕಲಾವಿದರಾಗಿರುವಂತಹ ಕುಮಾರ್ ಅವರು ಇದ್ದಾರೆ. ಹಾಗಿದ್ರೆ ಅವರನ್ನ ಮಾತನಾಡಿಸೋಣ. ಹಾಗೆ ಅವರು ಶಿಕ್ಷಕರ, ಅವರ ನೆಚ್ಚಿನ ಶಿಕ್ಷಕರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ. ನನ್ನ ಹೆಸರು ಕುಮಾರ್ ಅಂತೇಳಿ. ನನ್ನ ಜನ್ಮಸ್ಥಳ ಶಿವಮೊಗ್ಗ. ಶಿವಮೊಗ್ಗದಲ್ಲಿ ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಆರಂಭ ಆಯಿತು. ಅದು ಹಳೆ ತೀರ್ಥಳ್ಳಿ ರಸ್ತೆ ಪಕ್ಕದಲ್ಲಿರುವಂಥ ಕೆಆರ್ಪುರಂ ಏರಿಯಾದಲ್ಲಿ ಸರ್ಕಾರಿ ಪ್ರೌಢಶಾಲೆ. ಅಲ್ಲಿ ನನ್ನ ವಿದ್ಯಾಭ್ಯಾಸ ಆರಂಭ ಆಗಿ ಅಲ್ಲಿಂದ ಹೈಸ್ಕೂಲಿಗೆ ನಾನು ನ್ಯಾಷನಲ್ ಬಾಯ್ಸ್ ಹೈಸ್ಕೂಲ್ ಈ ಒಂದು ಶಾಲೆಗೆ ಬಂದು ಸೇರಿಕೊಂಡಾಗ ಭಾರಿ ನನ್ನ ವಿದ್ಯಾಭ್ಯಾಸ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ತುಂಬ ಅನುಕೂಲ ಆಯ್ತು ಅಲ್ಲಿ. ಯಾಕೆಂದರೆ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು ನಮಗೆ. ನಮ್ಮ ಕ್ಲಾಸ್ ಟೀಚರ್ ಆದಂಥ ಜಿ ಸಿದ್ದಪ್ಪ ಅವರು, ಇವತ್ತಿಗೂ ಮರೆಯೋಕ್ಕಾಗ್ತಿಲ್ಲ ನಮಗೆ, 60 ವಯಸ್ಸು ಆದರೂ ಅವರು ನಮಗೆ ಮಾಡಿದಂಥ ಪಾಠ, ಅವರು ನಮಗೆ ಹೇಳ್ಕೊಟ್ಟಂಥ ಬುದ್ಧಿ.

0: ಬುದ್ಧಿವಂತಿಕೆ, ಆಮೇಲೆ ನಮಗೆ ಉತ್ತೇಜನ ಕೊಟ್ಟರು ನಮ್ಮಲ್ಲಿರುವಂಥ ಮಿಮಿಕ್ರಿಗೆ. ಅವರೇ ಇವತ್ತು ನಾವು ಇವತ್ತು ಈ ವೇದಿಕೆ ಮೇಲೆಲ್ಲ ಕಾರಣ ನಮ್ಮ ಜಿ ಸಿದ್ದಪ್ಪನವರು. ಅವರನ್ನು ನಾವು ಸಾಯೋವರೆಗೂ ಮರೆಯಾಗಿಲ್ಲ. ಯಾಕೆಂದರೆ ಎಷ್ಟೇ ಆಗಲಿ ಗುರುಗಳು, ಗುರುವೇ ದೈವೋಭವ ಅನ್ನೋ ಹಾಗೆ ಜಿ ಸಿದ್ದಪ್ಪ ಅವರು ನಮಗೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟು ನಮ್ಮ ಶಿಷ್ಯರಲ್ಲಿ ನಮ್ಮನ್ನು ಒಬ್ಬರನ್ನಾಗಿ ಮಾಡಿಕೊಂಡಿದ್ರು. ನಮ್ಮ ಅಷ್ಟು ಅಲ್ಲದೆ ನಮ್ಮ ಕಲೆಗೆ ತುಂಬ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಮುಂದೆ ಬೆಳೆಸಿಗೆ ಎಲ್ಲ ವೇದಿಕೆ ಹತ್ತೋವಾಗೆ ಒಂದು ಪ್ರೋತ್ಸಾಹನ ನೀಡಿದ್ರು. ಅವರನ್ನು ಸಾಯೋವರೆಗೂ ಮರೆಯೋಕ್ಕಾಗೋದಿಲ್ಲ. ಹಾಗೆ ನಮ್ಮ ಇಂಗ್ಲೀಷ್ ಪ್ರಾಧ್ಯಾಪಕರಾದಂಥ ಮಹೇಶ್ವರಪ್ಪ ಅಂತ ಗಾರ್ಡನ್ ಏರಿಯಾದಲ್ಲಿ ಅವ್ರ ಮನೆ ಇತ್ತು. ಅವ್ರ ಹತ್ರನೂ ಕೆಲವು ದಿನಗಳ ಕಾಲ ನಾವು ಟ್ಯೂಷನ್ ಅಂತ ಹೋಗ್ತಾಯಿದ್ವಿ. ಅವ್ರ ಹತ್ರ ತುಂಬ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆ ನಮಗೆ ಬೋಧನೆ ಮಾಡ್ತಿದ್ರು. ಇಂಗ್ಲೀಷಲ್ಲಿ ಹೇಳ್ಕೊಡ್ತಿದ್ರು ಅರ್ಥನ, ಪಿನ್ ಟು ಪಿನ್ ಅರ್ಥ ಹೇಳ್ಕೊಡ್ತಿದ್ರು. ಕನ್ನಡಕ್ಕೆ ಅನುವಾದ ಮಾಡಿ ನಮ್ಗೆ ಹೇಳ್ಕೊಡ್ತಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ಕಲೆಯಲ್ಲಿ ಬೆಳೆಯೋಕ್ಕೆ ನಮ್ಮ ಜಿ ಸಿದ್ದಪ್ಪ ಅವರು ನಮ್ಮ ಕ್ಲಾಸ್ ಟೀಚರ್ ಆಗಿದ್ರು. ನ್ಯಾಷನಲ್ ಬಾಯ್ಸ್ ಸ್ಕೂಲಲ್ಲಿ ನಾವು ಎ ಸೆಕ್ಷನ್ನಲ್ಲಿ ಓದ್ತಾ ಇದ್ದೆ, ಇಂಗ್ಲೀಷ್ ಮೀಡಿಯಮ್ಮು. ತುಂಬ ಸರಳತೆ ಉಳ್ಳಂಥ ಮನುಷ್ಯ ಜಿ ಸಿದ್ದಪ್ಪನವರು. ಯಾಕಂದರೆ ಈ ಟೀಚರ್ಸ್ ಡೇಯಲ್ಲಿ ಎಲ್ಲ ನಾವು ಸ್ಮರಿಸ್ಬೇಕಾಗಿರುವಂಥ ಗುರುಗಳು, ಗುರುಗಳು ಅಂದರೆ ಒಬ್ಬರೇ ಅಲ್ಲ, ಎಲ್ಲರನ್ನೂ ಸ್ಮರಿಸ್ಬೇಕು. ಅದರಲ್ಲೂ ನಮಗೆ ಉತ್ತೇಜನ ನೀಡಿದವರು ಸಿದ್ದಪ್ಪವರು. ಹಾಗಾಗಿ ಅವರ ಹೆಸರನ್ನ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ. ನಮ್ಮ ಕಲೆಗೆ ಮಿಮಿಕ್ರಿ ನೀ ಇನ್ನೂ ತುಂಬ ಚೆನ್ನಾಗಿ ಬರ್ತೀಯ ಮಾಡು ಹಾಗೆ ಹೀಗೆ ಅಂತೇಳಿ ನನಗೆ ಉತ್ತೇಜನ ಕೊಟ್ಟು ಇವತ್ತು ನಾಲ್ಕಾರು ಕಾಸು ಮಾಡ್ತಿದ್ದೀವಿ, ಅನ್ನ ಬಟ್ಟೆಗೆ ವ್ಯವಸ್ಥೆ ಮಾಡ್ಕೊತಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಗುರುಗಳೇ ಕಾರಣ. ಹಾಗೂ ಎಲ್ಲ ಉಪಾಧ್ಯಾಯರಿಗೂ ಈ ಸಮಯದಲ್ಲಿ ಸ್ಮರಿಸ್ಕೊಂತ ಎಲ್ಲರಿಗೂ ವಿದ್ಯೆ ಬೋಧನೆ ಮಾಡ್ತಿರುತ್ತೆ. ಎಲ್ಲ ಟೀಚರ್ಗಳಿಗೂ, ಉಪಾಧ್ಯಾಯಿನಿಯರಿಗೂ, ಉಪಾಧ್ಯಾಯರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರನ ತಿಳಿಸ್ತಾ ಇದ್ದೀನಿ. ಈಗ ನಾನು ಕನ್ನಡ ಚಿತ್ರರಂಗದಲ್ಲಿ ಡಬ್ಬಿಂಗ್, ಮುಖ್ಯವಾಗಿ ಡಬ್ಬಿಂಗ್ ಕಲಾವಿದನಾಗಿ ಮಾಡ್ತಾ ಇದ್ದೀನಿ. ಅತಿ ಹೆಚ್ಚಿನ ಜನನ ಸಂಪಾದನೆ ಮಾಡಿರುವಂಥ ನಟ, ಭಾರತ ದೇಶದಾದ್ಯಂತ ಹೆಸರುವಾಸಿಯಾಗಿರುವಂಥ ಶ್ರೀಯುತ ಅಮಿತಾಬ್ ಬಚ್ಚನ್ರವರಿಗೆ ನನ್ನ ಧ್ವನಿನ ನೀಡ್ತಾ ಇದ್ದೀನಿ. ಕನ್ನಡಕ್ಕೆ ಅನುವಾದ ಮಾಡಿ ಅವರ ಹಾಗೆ ನನ್ನ ಧ್ವನಿನ ಅಳವಡಿಸಿ ಮಾತಾಡ್ತಾ ಇದ್ದೀನಿ. ಹಾಗೂ ಇತರೆ ಕಳನಾಯಕರಿಗೂ ನನ್ನ ಧ್ವನಿನ ಅಳವಡಿಸಿ ಸಾವಿರಾರು ಚಿತ್ರಗಳಿಗೆ ಡಬ್ಬಿಂಗನ್ನು ಮಾಡಿದ್ದೀನಿ. ಹಾಗೂ ಇತ್ತೀಚೆಗೆ ತೆರೆ ಕಂಡಂಥ ಅಪಾಯದ ಎಚ್ಚರಿಕೆ ಚಿತ್ರದಲ್ಲಿ ನನಗೊಂದು ಪಾತ್ರ ನೀಡಿದಂಥ ತೀರ್ಥಳ್ಳಿ ನಿರ್ದೇಶಕರಾದಂಥ ಅಭಿಜಿತ್ ರವರಿಗೆ ನನ್ನ ವಂದನೆಗಳು. ನನಗೆ ಒಳ್ಳೆಯ ಒಂದು ಪಾತ್ರನ ಅದರಲ್ಲಿ ಅಕ್ಕಣ್ಣಿ ಅಜ್ಜಯ್ಯ ಅನ್ನೋ ಪಾತ್ರ ಕೊಟ್ಟಿದ್ದರು. ಚಿತ್ರನ ನೋಡಿ ತುಂಬ ಚೆನ್ನಾಗಿದೆ ಅಪಾಯದ ಎಚ್ಚರಿಕೆ. ಈ ಚಿತ್ರದಲ್ಲೂ ಬೆಳವಣಿಗೆ ಎಲ್ಲ ಆಗಲೂ ಭಾರಿ ಸ್ಮರಿಸ್ತಾ ಇದ್ವಿ ನಾವು. ನಮ್ಮ ಗುರುಗಳೇ ಕಾರಣ ಇವತ್ತು ನಾವು ಈ ನಟನೆ, ಈ ಅಣುಕು ಎಲ್ಲ ಮಾಡೋದಕ್ಕೆ ಅವರು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ವಿ ಅನ್ನೋದು ನನ್ನೊಂದು ಸ್ಮರಣೀಯ. ಹಾಗಾಗಿ ಎಲ್ಲ ಉಪಾಧ್ಯಾಯರಿಗೂ, ಉಪಾಧ್ಯಾಯಿನಿಯರಿಗೂ ನನ್ನ ನಮನಗಳು, ಸಾಷ್ಟಾಂಗ ನಮನಗಳು, ನಮಸ್ಕಾರ. ಇಂತಿ ನಿಮ್ಮವನೇ ಕುಮಾರ್, ಶಿವಮೊಗ್ಗ.
1: ಕುಮಾರ್ ಸರ್, ಧನ್ಯವಾದಗಳು. ತುಂಬ ಚೆನ್ನಾಗಿ ನಿಮ್ಮ ಶಿಕ್ಷಕರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕೇಳಿದ್ರಲ್ಲ ಸ್ನೇಹಿತರೆ, ಕುಮಾರ್ ಅವರು ತುಂಬ ಚೆನ್ನಾಗಿ ಅವರ ಶಿಕ್ಷಕರ ಬಗ್ಗೆ ತಿಳಿಸ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಈಗ ಇನ್ನೊಬ್ಬರು ಅತಿಥಿ ಕೂಡ ನಮ್ಮೊಂದಿಗಿದ್ದಾರೆ. ಗಣಿತ ಶಿಕ್ಷಕರಾಗಿರುವಂತಹ ಗಣೇಶ್ ಅವರು ಇದ್ದಾರೆ. ಹಾಗಿದ್ರೆ ಅವರನ್ನ ಮಾತನಾಡಿಸೋಣ. ಹಾಗೆ ಅವರು ಅವರ ನೆಚ್ಚಿನ ಶಿಕ್ಷಕರ ಬಗ್ಗೆ ಏನ್ ಹೇಳ್ತಾರೆ, ಅವರಿಗೆ ಗುರಿ ತೋರಿದ ಗುರುವಿನ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಶಿವಮೊಗ್ಗದ FM ರೇಡಿಯೋದ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಹಾಗೂ September 5 ದಿನವಾದ ಇಂದು ಎಲ್ರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ನಾನು ಗಣೇಶ್, ಗಣಿತ ಶಿಕ್ಷಕ ಡಾಕ್ಟರ್ ಯುವರ್ ಅನಂತಮೂರ್ತಿ ಸರ್ಕಾರಿ ಪ್ರೌಢಶಾಲೆ ತೀರ್ಥಹಳ್ಳಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು, ಮಹೇಶ್ವರ ಎಂಬ ಮಾತಿನಂತೆ ನಮ್ಮ ಜೀವನದಲ್ಲಿ ತಂದೆ ತಾಯಿಯ ನಂತರದ ಸ್ಥಾನ ಶಿಕ್ಷಕರಿಗೆ ಸಲ್ಲುತ್ತೆ. ತಂದೆ ತಾಯಿ ಜನ್ಮ ನೀಡಿದರೆ ಶಿಕ್ಷಕರು ಉತ್ತಮ ಸಂಸ್ಕಾರ, ಜ್ಞಾನ, ಶಿಸ್ತು ಕಲಿಸ್ತಾರೆ. ಅಜ್ಞಾನದ ಕತ್ತಲೆಯನ್ನು ದೂರ ಮಾಡ್ತಾರೆ, ಜ್ಞಾನದ ಬೆಳಕನ್ನು ನೀಡ್ತಾರೆ. ಒಂದು ಮಾತಿನಂತೆ ದೇಶದ ಭವಿಷ್ಯ ತರಗತಿ ಕೋಣೆಯಲ್ಲಿ ಮಾರ್ಪಾಡಾಗುತ್ತೆ ಅಂತ ಹೇಳ್ತಾರೆ. ಅದು ಸತ್ಯ. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಅನೇಕ ನೆಚ್ಚಿನ ಶಿಕ್ಷಕರಿದ್ದಾರೆ. ಆದರೆ ಅವರಲ್ಲಿ ನನಗೆ ತುಂಬ ಪ್ರಿಯವಾದವರು ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಯುತ ಬಸವರಾಜಪ್ಪನವರು. ನಾನು 3 ತರಗತಿಯನ್ನು ಓದ್ತಿರುವಾಗಲೇ

0: ನನ್ನನ್ನು ಕರೆದು ಹೇಳಿದರು, ನಿನಗೆ ಮುಂದೊಂದು ದಿನ ಒಳ್ಳೆ ಭವಿಷ್ಯ ಇದೆ, ನೀನು ಸರ್ಕಾರಿ ನೌಕರನಾಗುವ ಎಲ್ಲ ಲಕ್ಷಣ ನಿನಗಿದೆ, ಚೆನ್ನಾಗಿ ಓದು ಅಂತ ಹೇಳಿ ನನ್ನನ್ನು ಪ್ರೋತ್ಸಾಹಿಸಿದರು. ಆಗಲೇ ನನಗೆ ಗೊತ್ತಾಗಿದ್ದು, ನನ್ನ ಅರಿವಿಗೆ ಬಂದಿದ್ದು, ನನಗೂ ಓದುವ ಸಾಮರ್ಥ್ಯ ಇದೆ ಎಂದು. ಅವತ್ತಿನಿಂದಲೇ ನನಗೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಬರಲಿಕ್ಕೆ ಕಾರಣವಾಯಿತು. ನಂತರ ನಾನು ಸರ್ಕಾರಿ ಪ್ರೌಢಶಾಲೆಗೆ ಸೇರಿದಾಗ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿದ್ದ ನನ್ನ ನೆಚ್ಚಿನ CTL ಸಾರ್ ಅವರು, ಅಂದರೆ CTೀರ್ಥಲಿಂಗಪ್ಪನವರು, ಅವರ ಮಾರ್ಗದರ್ಶನದಲ್ಲಿ 10ನೇ ತರಗತಿಯಲ್ಲಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದೆ. ಅವರು ಮಾಡಿದ ಇನ್ನೊಂದು ಮಾರ್ಗದರ್ಶನ ಅಂದರೆ, ಯಾವ ಸ್ಟೇಜಿಗೂ ಹತ್ತಾ ಇರಲಿಲ್ಲ ನಾನು, ಸ್ಟೇಜ್ ಮೇಲೆ ಹೋಗಿ ನಿಂತರೆ ನಡುಕ ಉಂಟಾಗ್ತಿತ್ತು. ನಾನೆಲ್ಲ ಭಾಷಣಗಳಲ್ಲೂ ಮಾತಾಡ್ತಾ ಇದ್ದಿದ್ದು ಒಂದೇ ಒಂದು ಲೈನು, ಇಷ್ಟು ಮಾತನಾಡಲು ಅವಕಾಶ ನೀಡಿದ ನಿಮಗೆ ಧನ್ಯವಾದಗಳು, ಇಷ್ಟು ಹೇಳಲು ಕೂಡ ಹೆದರುತ್ತಾ ಇದ್ದೆ. ಅಂತ ನನ್ನ ಸ್ಟೇಜಿಗೆ ಹತ್ತಿಸಿ ಎಲ್ಲ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ನೀಡಿ ಸ್ಟೇಜ್ ಫಿಯರನ್ನೇ ತೆಗೆದುಹಾಕ್ಬಿಟ್ರು. ಅವರಿಂದ ಗಣಿತ ವಿಷಯದಲ್ಲಿ ತುಂಬ ಆಸಕ್ತಿ ಬಂತು, ಆ ವಿಷಯನೂ ನನಗೆ ಇಷ್ಟ ಆಯಿತು. ಆ ಕಾರಣದಿಂದಲೇ ನಾನು ಕೂಡ ಈಗ ಹೈಸ್ಕೂಲ್ನಲ್ಲಿ ಗಣಿತ ಶಿಕ್ಷಣ ಕೆಲಸ ಮಾಡುವಂತಾಯಿತು. ಇಳೀ ವಯಸ್ಸಿನಲ್ಲಿರುವ CTL ಸಾರೊಂದಿಗೆ ಈಗಲೂ ಕೂಡ ತಿಂಗಳಿಗೊಮ್ಮೆಯಾದರೂ ಫೋನಲ್ಲಿ ಮಾತನಾಡಿ ಅವರಿಂದ ಮಾರ್ಗದರ್ಶನವನ್ನು ಪಡಿತೇನೆ, ಅವರ ಆರೋಗ್ಯದ ಬಗ್ಗೆ ವಿಚಾರವನ್ನು ಮಾಡ್ತೇನೆ. ಅವರು ಕೂಡ ನನ್ನನ್ನು ಅಷ್ಟು ಪ್ರೀತಿಯಿಂದ, ಅವರು ಅಮೇರಿಕಾ ಬೇರೆ ಬೇರೆ ದೇಶಗಳಿಗೆ ಟೂರ್ ಹೋಗ್ತಿದ್ದಾರೆ ಮಕ್ಕಳೊಂದಿಗೆ, ಅದನ್ನೆಲ್ಲ ಹಂಚಿಕೊಳ್ತಾ ಇರ್ತಾರೆ. ನಂತರ ಶಿಕ್ಷಕನಾದವನು ಬರೀ ವಿಷಯ ಜ್ಞಾನ ಮಾತ್ರ ಹೊಂದಿದ್ರೆ ಸಾಲದು, ವಿದ್ಯಾರ್ಥಿಗಳನ್ನು ಕರುಣಾಮಯಿಯಾಗಿ ಪ್ರೀತಿಯಿಂದ ಸ್ಪಂದಿಸಿ ಅವರನ್ನು ಉತ್ತೇಜಿಸಬೇಕು ಅಂತ ನಾನು ತಿಳ್ಕೊಂಡಿದ್ದೇ ನನ್ನ BEd ಶಿಕ್ಷಕರಾದ ಶಿವತ ಕುಬೇಂದ್ರಪ್ಪ ಸರ್ ಅವರನ್ನು ನೋಡಿ. ಶಿವಮೊಗ್ಗದ ನ್ಯಾಷನಲ್ ಕಾಲೇಜಿನಲ್ಲಿ BEd ಮಾಡುವಾಗ ನಾನು ಅವರಿಂದ ತುಂಬ ಪ್ರಭಾವಕ್ಕೆ ಒಳಗಾಗಿ ನಾನೊಬ್ಬ ಉತ್ತಮ ಗಣಿತ ಶಿಕ್ಷಕನಾಗಬೇಕು ಅಂತ ಅವತ್ತೇ ನಾನು ತೀರ್ಮಾನವನ್ನು ತೆಗೆದುಕೊಂಡೆ. ಈಗಲೂ ಕೂಡ ನನಗೆ ಶಿಕ್ಷಕ ವೃತ್ತಿಯಲ್ಲಿ ಸವಾಲುಗಳು ಎದುರಾದಾಗ ನಾನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುವುದೇ ಕುಬೇಂದ್ರಪ್ಪ ಸರ್ ಅವರನ್ನು, ಹಾಗೂ ಅವರಂತೆ ಒಳ್ಳೆ ಶಿಕ್ಷಕ ಆಗಬೇಕು ಅಂತ ಯಾವಾಗಲೂ ಆಶಿಸ್ತಾ ಇರ್ತೇನೆ. ನನ್ನ ಇಡೀ ಜೀವನದಲ್ಲಿ ನನ್ನ ಎಲ್ಲ ಶಿಕ್ಷಕರು ನನಗೆ ಅಕ್ಷರವನ್ನು ಕಲಿಸಿದ್ರ ಜೊತೆಗೆ ನನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿದ್ದಾರೆ, ಗುರಿಯೆಡೆಗೆ ತಲುಪಲು ಪ್ರೋತ್ಸಾಹವನ್ನು ಕೂಡ ಮಾಡಿದ್ದಾರೆ. ಸೋತಾಗ ಬೆನ್ನು ತಟ್ಟಿ ಗೆದ್ದಾಗ ಹೆಮ್ಮೆ ಪಡುವ ಏಕೈಕ ವ್ಯಕ್ತಿಗಳು ಅಂದರೆ ಅದು ಶಿಕ್ಷಕರು. ನಾವು ಯಾವಾಗಲೂ ನಮ್ಮ ಶಿಕ್ಷಕರನ್ನು ಗೌರವಿಸೋಣ ಮತ್ತು ಅವರು ಹೇಳಿಕೊಟ್ಟ ಒಳ್ಳೆ ಮಾರ್ಗದಲ್ಲೇ ನಡೆಯೋಣ ಎಂದು ಈ ದಿನ ಸಂಕಲ್ಪ ಮಾಡೋಣ. ಮತ್ತೊಮ್ಮೆ ಎಲ್ರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು.
1: ಧನ್ಯವಾದಗಳು ಸರ್, ತುಂಬ ಚೆನ್ನಾಗಿ ನಿಮ್ಮ ಶಿಕ್ಷಕರ ಬಗ್ಗೆ ತಿಳಿಸ್ಕೊಟ್ರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಕೇಳಿದ್ರಲ್ವ ಸ್ನೇಹಿತರೆ, ಯಶಸ್ಸನ್ನು ಸಾಧಿಸಿದ ಜೀವನದ ಗುರಿಯನ್ನು ಮುಟ್ಟಿದಂತಹ ವ್ಯಕ್ತಿಗಳು ನಮ್ಮೊಂದಿಗೆ ಇವತ್ತು ಮಾತನಾಡ್ತಾ ಇದ್ರು, ಅವರ ಶಿಕ್ಷಕರ ಬಗ್ಗೆ ಮಾತನಾಡ್ತಾ ಇದ್ರು, ಅವರು ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಆದಂತಹ ಶಿಕ್ಷಕರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ನಿಜವಾಗ್ಲೂ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಕೂಡ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಅಷ್ಟೇ, ವಿದ್ಯಾರ್ಥಿಗಳು ಶಿಕ್ಷಕರು ಹೇಳುವಂತಹ ಮಾತುಗಳನ್ನು ಪಾಲಿಸಿ. ಯಾಕೆ ಅಂತ ಹೇಳಿದ್ರೆ, ಸ್ಕೂಲ್ನಲ್ಲಿದ್ದಾಗ ಕಾಲೇಜ್ನಲ್ಲಿದ್ದಾಗ ಅವ್ರು ಹೇಳುವಂತಹ ಮಾತುಗಳು ನಮಗೆ ಇವರು ಯಾಕೆ ಇದನ್ನು ಹೇಳ್ತಿದ್ದಾರೆ ಅಂತ ಅನ್ನಿಸ್ಬಹುದು, ಇವ್ರು ಯಾಕೆ ಇದನ್ನೆಲ್ಲ ನಮಗೆ ಹೇಳ್ತಿದ್ದಾರೆ ಅಂತಲೋ, ಅಥವಾ ಇದು ನಮಗೆ ಬೇಡವಾದ ವಿಷಯ ಅಂತ ಎಲ್ಲೋ ಒಂದು ಕಡೆ ನಮಗೆ ಅನ್ನಿಸ್ಬಹುದು. ಆದರೆ ಆ ಒಂದು ಶಿಕ್ಷಣವನ್ನು ಮುಗಿಸಿ ನಾವು ಹೊರಗೆ ಬಂದಾಗ ಅವ್ರು ಹೇಳಿದಂತಹ ಮಾತಿನ ಒಂದು ಮಹತ್ವ ಏನು ಅನ್ನೋದು ನಮಗೆ ಅರಿವಾಗುತ್ತೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕರನ್ನು ಗೌರವಿಸೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯವಾಗಿರುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಶಿಕ್ಷಕರ ಬಗ್ಗೆ, ನಿಮ್ಮ ನೆಚ್ಚಿನ ಶಿಕ್ಷಕರ ಬಗ್ಗೆ ಕೂಡ ನೀವು ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ತುಂಬಾ ಇಷ್ಟವಾಗಿರೋ ಶಿಕ್ಷಕರು ಯಾರಾಗಿದ್ರು, ಯಾಕೆ ಅಂತ ಹೇಳಿ ಕೂಡ ಮೆಸೇಜ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಮುಂದುವರಿಯಲಿದೆ. ಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ನೀವು ಇಷ್ಟೊತ್ತು ಕೇಳಿದ್ದು ಗುರಿ ತೋರಿದ ಗುರು ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮ್ಮ ಕೈಯಲ್ಲಿರುವಂತ ಎಲ್ಲಾ ಬೆರಳುಗಳು ಒಂದೇ ರೀತಿಯ ಅಳತೆಯನ್ನ ಹೊಂದಿಲ್ಲ, ಆದ್ರೆ ಅವು ಬಗ್ಗಿ ನಿಂತ್ರೆ ಎಲ್ಲವೂ ಕೂಡ ಒಂದೇ ಸಮನಾಗಿರುತ್ತೆ. ಹಾಗೆ ಬದುಕಿನಲ್ಲೂ ಕೂಡ ನಾವು ಬಾಗೋದಾದ್ರೆ, ಎಲ್ಲ ಸನ್ನಿವೇಶಗಳಿಗೆ ಹೊಂದಿಕೊಳ್ಳೋದಾದ್ರೆ ಬದುಕು ಕೂಡ ತುಂಬಾ ಸರಳ. ನಂಗೆ ಅದೇ ಬೇಕು, ಇದೇ ಬೇಕು, ಅಂತ ಜೀವನನೇ ಬೇಕು, ಇಂಥ ಜೀವನನೇ ಬೇಕು ಅಂದಾಗ ನಾವು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀವಿ ಅನ್ನುವಾಗ ಬದುಕು ತುಂಬಾ ಸರಳ ಆಗುತ್ತೆ. ಆಲ್ ಇಸ್ ವೆಲ್.
3: ಕಣ್ಮುಚ್ಚಿ ನೋಡಿ, ಒಮ್ಮೆ ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
3: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
4: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
5: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ನೀವೀಗ ಕೇಳ್ತಾ ಇರೋದು ಒಂದು ವಿಶೇಷವಾದ ಕಾರ್ಯಕ್ರಮ, ಅದೇನೇ ಶಿಕ್ಷಕರಿಗೊಂದು ನಮನ ಸಲ್ಲಿಸುವ ಶಿಕ್ಷಕರಿಗೊಂದು ಪತ್ರ ವಿಶೇಷ ಕಾರ್ಯಕ್ರಮ. ಜೀವನದಲ್ಲಿ ಯಾವಾಗ್ಲೂ ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಒಬ್ರು ಗುರು ಇರಬೇಕು ಅಂತ ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ ಕೂಡ ಹೇಳ್ತಾರೆ. ಗುರುವಿಗೆ ಮಹತ್ತರವಾದ ಸ್ಥಾನವಿದೆ. ಅಂತಹ ಶಿಕ್ಷಕರನ್ನ ನೆನೆಯುವಂತಹ ಒಂದು ಒಳ್ಳೆ ದಿನನೇ ಅದೇ ಶಿಕ್ಷಕರ ದಿನಾಚರಣೆ. ಕೇಳುಗರೆ, ನಮ್ಮ ಜೀವನಕ್ಕೆ ಸರಿಯಾದ ದಾರಿ ತೋರಿಸಿ ಜ್ಞಾನದ ದೇವಿಗೆ ಬೆಳಗುವ ಎಲ್ಲ ಪೂಜನೀಯ ಶಿಕ್ಷಕ ವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ, ಇನ್ನು ಡಾಕ್ಟರ್ ಸರ್ವೆ

0: ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ನೆನಪಿನಲ್ಲಿ ಆಚರಿಸಲಾಗುವಂತ ಈ ಸುದಿನದಂದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೂಡ ಈ ಒಂದು ದಿನವನ್ನ ಆಚರಣೆ ಮಾಡೋಣ ಅಂತ. ಆದ್ರೆ ವಿಶೇಷವಾಗಿ ಆಚರಣೆ ಮಾಡೋಣ ಅಂತ. ಯಾಕೆ ಗೊತ್ತಾ, ಶಿಕ್ಷಕರಿಗೆ ಶುಭ ಕೋರೋದು ಒಂದ್ ಕಡೆ, ಆದ್ರೆ ಶಿಕ್ಷಕರಿಗೆ ಮನದಾಳದ ಒಂದು ಪತ್ರವನ್ನ ಬರೆಯೋದು ನಿಜಕ್ಕೂ ಒಂದು ಅದ್ಭುತ ಕಲ್ಪನೆನೆ ಅಲ್ವಾ? ಹೌದು, ಯಾಕಪ್ಪ ಅಂದ್ರೆ ಪತ್ರ ಅಂತ ಹೇಳುವಾಗ ನಾವು ಬಹುಶಃ ನಮ್ಮ ಪ್ರೀತಿ ಪಾತ್ರರಿಗೆ ಅಂದ್ರೆ ಅಪ್ಪ ಅಮ್ಮ ತಂಗಿ ತಮ್ಮ ಅಕ್ಕ ಅಣ್ಣ ಸ್ನೇಹಿತರು ಇವರಿಗೆಲ್ಲ ಬರೀತಿರ್ತೀವಿ. ಆದ್ರೆ ಶಿಕ್ಷಕರಿಗೂ ಒಂದು ಪತ್ರ ಬರೆಯೋದು ಒಂದು ಒಳ್ಳೆ ಕಲ್ಪನೆನೆ. ಹೌದು, ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೊಂದು ಪತ್ರ ಬರೆದು ನಮನ ಸಲ್ಲಿಸುವಂತ ವಿಶೇಷ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀವಿ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ. ಯಾಕಪ್ಪ ವಿದ್ಯಾರ್ಥಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರ್ಬೋದು, ಆದ್ರೆ ಆ ಗುರುವಿನ ಮುಂದೆ ಅವರು ವಿದ್ಯಾರ್ಥಿಗಳೇ ಆಗಿರ್ತಾರಲ್ವಾ ನಿಜವಾಗ್ಲು. ಹಾಗಾಗಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಅವರ ಗುರುವನ್ನ ನೆನಪು ಮಾಡಿಕೊಳ್ಳುವಂತಹ ದಿನ, ಅವರ ಗುರುಗಳಿಗೆ ಒಂದು ಪತ್ರವನ್ನ ಬರೆದಿರುವಂತಹ ಸುದಿನವಾಗಿದೆ. ಇನ್ನು ನಾನು ಕೂಡ ನನ್ನ ಶಿಕ್ಷಕರನ್ನ ನೆನಪು ಮಾಡ್ಕೊಳ್ಳೇಬೇಕು. ಯಾಕಪ್ಪ ಅಂದ್ರೆ ಪ್ರತಿ ಹಂತದಲ್ಲೂ ಶಿಕ್ಷಕರು ನಮ್ಮನ್ನ ತಿದ್ದಿ ತೀಡಿ ಬೆಳೆಸಿರ್ತಾರೆ. ಅವಾಗ ಅವರು ಬೈತಿದ್ದು ಕೋಪ ತರಿಸ್ತಿತ್ತೇನೋ, ಆದ್ರೆ ಈಗ ಅರ್ಥ ಆಗುತ್ತೆ ಅವರು ಯಾಕೆ ಬೈತಾ ಇದ್ರು, ಯಾಕೆ ಬುದ್ಧಿ ಹೇಳ್ತಾ ಇದ್ರು ಅಂತ. ಬಹುಶಃ ಶಿಕ್ಷಕರ ಮಾತನ್ನ ಪ್ರತಿಯೊಬ್ಬರು ಕೇಳಬೇಕು, ಅವಾಗ ಮಾತ್ರ ನಾವು ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಇನ್ನು ನಮ್ಮ ಬಾಳಿನಲ್ಲಿ ಅಯಿಂದ ABCD ಹಾಗೆ ಕೂಡೋದು ಕಳೆಯೋದು ಕಲ್ಸ್ಕೊಂಡಂತಹ ಎಲ್ಲಾ ಶಿಕ್ಷಕರನ್ನ ನೆನಪು ಮಾಡ್ಕೋಬೇಕು. ನಾವೆಲ್ಲ ಇವತ್ತು ನಮ್ಮ ಸ್ಕೂಲ್ ಕಾಲೇಜಸ್ಗೆ ಹೋಗೋಣ ಆಯ್ತಾ? ಯಾಕಪ್ಪ ಅಂದ್ರೆ ಅಲ್ಲಿ ನಮ್ಮ ಟೀಚರ್ಸ್ ಗಳನ್ನ ನೆನಪು ಮಾಡ್ಕೊಳ್ಳೇಬೇಕು. ಆ ಟೀಚರ್ಸ್ ಗಳು ಕೊಡ್ತಾ ಇದ್ದಂತ ಹೋಮ್ವರ್ಕ್ ಕೊಟ್ಟಾಗ ನಾವು ಮಾಡಿಲ್ಲ ಅಂತ ಹೇಳುವಾಗ ಹೇಳ್ತಾ ಇದ್ದಂತ ಸುಳ್ಳು ನೆಪಗಳು ಅವೆಲ್ಲವೂ ಕೂಡ ಒಂದ್ ರೀತಿ ಖುಷಿ ಕೊಡುತ್ತಲ್ವಾ? ಈಗ್ಲೂ ನೆನಪು ಮಾಡ್ಕೊಂಡ್ರು ಮತ್ತೆ ಮತ್ತೆ ಆ ದಿನಗಳು ಬೇಕು ಅಂತ ಅನ್ಸೋದು ಸಹಜನೇ. ಆ ಕ್ಲಾಸ್ ರೂಮ್ ನಲ್ಲಿ ಆ ಯೂನಿಫಾರ್ಮ್ ಸರಿ ಮಾಡ್ಕೊಳ್ಳೋದು, ಲೇಟ್ ಆಗಿ ಬಂದಾಗ ಆಚೆ ಕಡೆ ನಿಂತ್ಕೊಳ್ಳೋದು, ಲಂಚ್ ಬಾಕ್ಸ್ನ ಕ್ಲಾಸ್ ಮಧ್ಯೆ ತಿನ್ಬೇಡಿ ಅಂತ ಹೇಳೋದು, ಇನ್ನು ಆ ಮಾತುಗಳಲ್ಲಿ ಒಂದು ಕೋಪ ಇದ್ರು ಕೋಪದ ಹಿಂದೆ ಒಂದು ಪ್ರೀತಿ ಇರ್ತಿತ್ತು, ಒಂದು ಕಾಳಜಿ ಕೂಡ ಇರ್ತಿತ್ತು. ಪ್ರಪಂಚದಲ್ಲಿ ಅತ್ಯಂತ ಗ್ರೇಟ್ ಜಾಬ್ ಅಂದ್ರೆ ಅದು ಟೀಚಿಂಗ್ ಜಾಬ್ ಮಾತ್ರ. ಯಾಕೊತ್ತಾ, ಒಬ್ಬ ಟೀಚರ್ ಯಾರನ್ನ ಬೇಕಾದ್ರೂ ನಿರ್ಮಾಣ ಮಾಡಬಹುದು. ಒಬ್ರು ಡಾಕ್ಟರ್ನ, ಒಬ್ರು ಇಂಜಿನಿಯರ್ನ, ಒಬ್ರು IAS ಆಫೀಸರ್ನ, IPS ಆಫೀಸರ್ನ, ಹಾಗೆ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಕೂಡ ನಿರ್ಮಾಣ ಮಾಡುವಂತಹ ಶಕ್ತಿ ಇರುವುದು ಅದು ಶಿಕ್ಷಕರಿಗೆ ಮಾತ್ರ. ಇನ್ನು ನನ್ನಂತ ಒಬ್ಬ RJನ ಕೂಡ ಕ್ರಿಯೇಟ್ ಮಾಡೋ ಶಕ್ತಿ ಶಿಕ್ಷಕರಿಗೆ ಇರುವಂತದ್ದು ಅಲ್ವಾ? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೊಂದು ನಮನವನ್ನ ಸಲ್ಲಿಸ್ತಾ ಶಿಕ್ಷಕರಿಗಾಗಿ ಬರೆದಿರುವಂತಹ ಪತ್ರಗಳನ್ನ ಕೇಳೋಣವಾ? ಇನ್ನು ಮೊದಲನೇದಾಗಿ ಇವತ್ತು ಒಬ್ರು ಡಾಕ್ಟರ್ ವಿದ್ಯಾರ್ಥಿಯಾಗಿ ಅವರ ಟೀಚರ್ಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಹಾಗಿದ್ರೆ ಯಾವ ಡಾಕ್ಟರ್ ಅದು ಕೇಳ್ಕೊಬರೋಣವಾ?
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರುಣ್ MS, ಕನ್ಸಲ್ಟೆಂಟ್ ರೇಡಿಯೋಲಜಿಸ್ಟ್ ಆಗಿ ಶಿವಮೊಗ್ಗ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ದೇಶದ ಎರಡನೇ ರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರ ಜನ್ಮದಿನದ ನೆನಪಿಗಾಗಿ ನಾವು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಶ್ರಮಿಸುವ ಎಲ್ಲ ಶಿಕ್ಷಕ ವೃಂದದವರಿಗೆ ಕೃತಜ್ಞತೆ ಸಲ್ಲಿಸಲು ಈ ದಿನವನ್ನು 1962 ಭಾರತದಲ್ಲಿ ನಿರಂತರವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಇನ್ನು ನನ್ನ ಜೀವನದಲ್ಲಿ ಸುಮಾರು ಶಿಕ್ಷಕರು ನನ್ನ 1ನೇ ತರಗತಿಯಿಂದಲೂ ತಮ್ಮದೇ ಆದ ಪ್ರಭಾವ ಬೀರಿದ್ದರು. ನನಗೆ MBBS ಪದವಿ ಪಡೆದು ವೈದ್ಯ ನೆನೆಸಿಕೊಳ್ಳಲು ಬಹುಮುಖ್ಯ ಪಾತ್ರ ವಹಿಸಿದ ಡಾಕ್ಟರ್ ಗಂಗೂಬಾಯಿ ಮೇಡಮ್ ಟೀಚರನ್ನು ನಾನು ಈ ದಿನ ನೆನಪಿಸಿಕೊಳ್ಳಲೇಬೇಕು. ಅವರು ಅನಾಟಮಿ ಅಂದರೆ ಮಾನವ ಶರೀರದ ಅಂಗರಚನಾಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಆಗಿದ್ದರು. ಆಗ ತಾನೇ PUC ಮುಗಿಸಿ MBBSಗೆ ಸೇರಿದ್ದ ನಮಗೆ ಅನಾಟಮಿ ವಿಭಾಗದಲ್ಲಿ ಡಿಸೆಕ್ಷನ್ ಅಂದರೆ ಮೃತದೇಹಗಳ ಪರೀಕ್ಷೆಗಳನ್ನು ಮಾಡಬೇಕಿತ್ತು. ನಮಗೆ ಕೊಡುವ ಮೃತದೇಹಗಳ ಪ್ರತಿಯೊಂದು ಅಂಗಾಂಗಗಳನ್ನು ಪದರ ಪದರೋಪಾದಿಯಾಗಿ ವಿಚ್ಛೇದಿಸಿ ಅಂದರೆ ಬೇರ್ಪಡಿಸಿ ಅಧ್ಯಯನ ಮಾಡಬೇಕಿತ್ತು. ಒಂದು ಕಡೆ ಮೃತದೇಹವನ್ನು ಮೊದಲ ಬಾರಿಗೆ ಹತ್ತಿರದಿಂದ ನೋಡಿದ ಅನುಭವ ಜೊತೆಗೆ ಭಯ, ಮತ್ತೊಂದೆಡೆ ಅದನ್ನು ಹೇಗೆ ಮುಟ್ಟುತ್ತಾ ಅಭ್ಯಾಸಿಸಬೇಕು ಎನ್ನುವ ಆತಂಕ, ಇದೆಲ್ಲವನ್ನು ಬಹಳ ಪ್ರೀತಿಯಿಂದ ತಮ್ಮದೇ ಆದ ಶೈಲಿಯಲ್ಲಿ ನಮಗೆ ಮನದಟ್ಟಾಗುವ

0: ಅಂತೆ ಅರ್ಥೈಸುತ್ತಾ, ಹಾಗೂ ಮೃತದೇಹವನ್ನು ಸಹ ನಾವು ಹೇಗೆ ಗೌರವಿಸಬೇಕು ಎಂಬುದನ್ನು ಮನದಟ್ಟು ಮಾಡಿಕೊಟ್ಟ ಡಾಕ್ಟರ್ ಗಂಗೂಬಾಯಿ ಮೇಡಮ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಜೊತೆಗೆ ನಾವು ಜೀವನ ಪೂರ್ತಿ ಅವರಿಗೆ ಚಿರಋಣಿಯಾಗಿರಬೇಕು. ಯಾಕೆಂದರೆ ಯಾರೇ ಒಬ್ಬ ಒಳ್ಳೆಯ ಡಾಕ್ಟರ್ ಎನಿಸಿಕೊಳ್ಳಲು ನಮ್ಮ ವೈದ್ಯಕೀಯ ಅಧ್ಯಯನದಲ್ಲಿ ಅನಾಟಮಿ ಸಬ್ಜೆಕ್ಟ್ ಅನ್ನು ಆಳವಾಗಿ ಅಧ್ಯಯಿಸುವುದು ಬಹಳ ಮುಖ್ಯ. ಆ ಒಂದು ಭದ್ರ ಬುನಾದಿಯನ್ನು ನನ್ನಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ಹಾಕಿಕೊಟ್ಟ ಡಾಕ್ಟರ್ ಗಂಗೂಬಾಯಿಯವರಿಗೆ ನನ್ನ ಅನಂತ ನಮಸ್ಕಾರಗಳು. ಕೊನೆಯದಾಗಿ, ಅವರು ಜೀವಿತ ಅವಧಿಯಲ್ಲಿ ಗುರುವಾಗಿದ್ದರೆ ಅವರು ಬೀರಿದ ಪ್ರಭಾವವೋ ಏನೋ ನಮ್ಮನ್ನು ಉತ್ತಮ ವೈದ್ಯರನ್ನಾಗಿ ಮಾಡಲು ಪರೋಕ್ಷವಾಗಿ ಕಾರಣರಾದ, ಯಾವುದೇ ಗೊತ್ತು ಗುರಿ ಇಲ್ಲದೆಯೂ ನಮಗೆ ನೆರವಾದ ಮೃತದೇಹಗಳಿಗೂ ಒಂದು ಸಲಾಂ ಹೇಳಲೇಬೇಕು. ಈವನ್ ಆಫ್ಟರ್ ಡೆತ್ ಎ ಡೋನರ್ ಕಂಟಿನ್ಯೂಸ್ ಟು ಹೀಲ್ ಬೈ ಎಜುಕೇಟಿಂಗ್ ಜನರೇಷನ್ಸ್ ಆಫ್ ಡಾಕ್ಟರ್ಸ್. ಅಂದರೆ ದ ಡೆಡ್ ಟೀಚ್ ದ ಲಿವಿಂಗ್ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ.
1: ಓಕೆ, ಧನ್ಯವಾದಗಳು ಡಾಕ್ಟ್ರೆ. ಕೇಳಿಸಿಕೊಂಡಿಲ್ಲ ಸ್ನೇಹಿತರೆ, ಕನ್ಸಲ್ಟೆಂಟ್ ರೇಡಿಯೋಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಅರುಣ್ ಅವರು ಅವರ ಶಿಕ್ಷಕಿ ಡಾಕ್ಟರ್ ಗಂಗೂಬಾಯಿ ಅವ್ರನ್ನ ನೆನಪು ಮಾಡಿಕೊಂಡು ಅವರಿಗೊಂದು ಪತ್ರವನ್ನು ಕೂಡ ಬರೆದಿದ್ರು. ಧನ್ಯವಾದಗಳು ಸರ್ ಮತ್ತೊಮ್ಮೆ. ಹಾಗೆ ಕೇಳುಗರೆ, ಮತ್ತೊಬ್ರು ವಿದ್ಯಾರ್ಥಿ ನಿಷ್ಕಲ್ ಅಂತ, ಇವರು ಇವರ ಶಿಕ್ಷಕಿಗೆ ಒಂದು ಪತ್ರವನ್ನ ಬರೀತಾ ಇದಾರೆ. ಏನಂತ ಬರೆದಿದ್ದಾರೆ ಕೇಳಿಸಿಕೊಳ್ಳೋಣವಾ?
2: ದಶಕಕ್ಕೂ ಹೆಚ್ಚು ಕಾಲ ಡಿವಿಎಸ್ ಸಂಸ್ಥೆಯ ಜ್ಞಾನ ದೇಗುಲಗಳಲ್ಲಿ ಕನ್ನಡದ ಕಂಪು ಬಿರಿದ ನೂರಾರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿರುವ ಗೌರವಾನ್ವಿತ ಮೀನಾಕ್ಷಿ ಮೇಡಮ್ ಅವರಿಗೆ ಶಿಕ್ಷಕರ ದಿನಾಚರಣೆಯ ಅನಂತ ನಮನಗಳು. ಕೇವಲ ಪಠ್ಯಪುಸ್ತಕದ ಚೌಕಟ್ಟಿಗೆ ಸೀಮಿತವಾಗದೆ ಜೀವನದ ನೈಜ ಘಟನೆಗಳು ಹಾಗೂ ನಿಮ್ಮ ಅನುಭವಗಳನ್ನು ಪಾಠದೊಂದಿಗೆ ಬೆಸೆದು ನೀವು ಬೋಧಿಸುತ್ತಿದ್ದ ರೀತಿ ಅನನ್ಯ. ಡಿವಿಎಸ್ನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ನೇತೃತ್ವವನ್ನು ವಹಿಸಿ ಪ್ರತಿಭಾನ್ವೇಷಣೆಯಂತಹ ಕಾರ್ಯಕ್ರಮಗಳ ಮೂಲಕ ನಮಗೆಲ್ಲ ಕಲೆ ಮತ್ತು ಸಾಂಸ್ಕೃತಿ ಲೋಕಕ್ಕೆ ದಾರಿ ತೋರಿಸಿದ ನಿಮ್ಮ ಕೊಡುಗೆ ಅಪಾರ. ಬದುಕು ಸುಂದರವಾಗಿರಬೇಕಾದರೆ ಅದನ್ನು ಬರೆಯುವ ಅಥವಾ ಮಾತನಾಡುವ ಮೂಲಕ ಕಲಿಯಬೇಕು ಎಂಬ ನಿಮ್ಮ ಈ ಮಾತುಗಳು ನನ್ನ ಜೀವನದ ದಾರಿದೀಪವಾಗಿದೆ. ನಿಮ್ಮ ಈ ಸ್ಫೂರ್ತಿಯಿಂದಲೇ ಇಂದು ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರ ಮಾಧ್ಯಮ ಸಲಹೆಗಾರನಾಗಿ ನಾಡಿನ ಸೇವೆ ಮಾಡುತ್ತಿದ್ದೇನೆ. ನೀವು ತೋರಿದ ದಾರಿ, ನೀಡಿದ ಪ್ರೀತಿ ಎಂದು ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿ. ಧನ್ಯವಾದಗಳು ಮೀನಾಕ್ಷಿ ಮೇಡಮ್.
1: ಓಕೆ, ನಿಮಗೂ ಧನ್ಯವಾದಗಳು ನಿಷ್ಕುಲ್ ಅವರೇ. ಕೇಳಿಸಿಕೊಂಡಿಲ್ಲ ಸ್ನೇಹಿತರೆ, ಮಾಧ್ಯಮ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಿಷ್ಕುಲ್ ಅವರು ಅವರ ನೆಚ್ಚಿನ ಶಿಕ್ಷಕಿ ಮೀನಾಕ್ಷಿ ಅವರಿಗೆ ಅವರ ಪತ್ರವನ್ನ ಕೂಡ ಬರೆದಿದ್ರು. ತುಂಬಾ ಚೆನ್ನಾಗಿತ್ತು ಅಲ್ವಾ? ಹಾಗಿದ್ರೆ ಈಗ ಒಬ್ರು ಶಿಕ್ಷಕರು ಅವರ ಶಿಕ್ಷಕರನ್ನ ನೆನಪು ಮಾಡಿಕೊಂಡು ಒಂದು ಪತ್ರವನ್ನ ಬರೆದಿದ್ದಾರೆ. ಹಾಗಿದ್ರೆ ಅವ್ರು ಯಾರು, ಅವರ ಪತ್ರ ಏನು, ಅವರ ಭಾವನೆ ಹೇಗಿರುತ್ತೆ ಕೇಳೋಣವಾ?
3: ಪೂಜ್ಯ ಗುರುಗಳಾದ ಹರಿಯಣ್ಣ ಮಾಸ್ತರರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಗಳೇ, ನನ್ನ ಪ್ರೌಢಶಾಲಾ ದಿನಗಳಲ್ಲಿ 3 ವರ್ಷ ನಾನು ನಿಮ್ಮ ಶಿಷ್ಯನಾಗಿ ನಿಮ್ಮ ಒಂದು ಶಿಷ್ಯ ಪ್ರೇಮ ಕಾರುಣ್ಯವನ್ನು ಕೂಡ ನಾನು ಅನುಭವಿಸಿದ್ದೇನೆ. ಪ್ರತಿ ವರ್ಷ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ನಮ್ಮ ಭಾರತದ 2ನೇ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಜನ್ಮದಿನ ಅದು. ಹಾಗೆ ಅವರು ಖ್ಯಾತ ತತ್ವಜ್ಞಾನಿ ಕೂಡ ಆಗಿದ್ರು, ಹಾಗೆ ಶಿಕ್ಷಣ ತಜ್ಞರು ಕೂಡ ಆಗಿದ್ರು. 1972 ಅವರು ರಾಷ್ಟ್ರಪತಿಗಳಾಗಿದ್ದಾಗ ಅವರ ಸ್ನೇಹಿತರು ಮತ್ತು ವಿದ್ಯಾರ್ಥಿಗಳು ಅವರ ಹುಟ್ಟುಹಬ್ಬವನ್ನು ಆಚರಿಸೋಣ ಎಂದಾಗ ನನ್ನ ಹುಟ್ಟು ಹಬ್ಬವನ್ನು ಪ್ರತ್ಯೇಕವಾಗಿ ಆಚರಿಸುವ ಬದಲು ದೇಶದ ಎಲ್ಲ ಶಿಕ್ಷಕರ ಅಮೂಲ್ಯ ಸೇವೆಯನ್ನ ಪರಿಗಣಿಸಿ ಅವರನ್ನು ಗೌರವಿಸುವ ದಿನವನ್ನಾಗಿ ಆಚರಿಸಿದರೆ ನನಗೆ ಹೆಚ್ಚು ಸಂತಸವಾಗುತ್ತದೆ ಅಂದಾಗ ಅವರ ಶಿಷ್ಯರು ಮತ್ತು ಕೋಟಿ ಶಿಷ್ಯಾನುಕೋಟಿ ಎಲ್ಲರೂ ಕೂಡ ಅದನ್ನು ಸೆಪ್ಟೆಂಬರ್ 5 ಶಿಕ್ಷಕರ ದಿನ ಅಂತ ಹೇಳಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತ ಸುದಿನ ಶಿಕ್ಷಕರ ದಿನದಂದು ಪ್ರತಿ ವರ್ಷ ಕೂಡ ಪೂಜ್ಯ ಗುರುಗಳಾದ ನೀವು ನನಗೆ ನೆನಪಾಗ್ತೀರಿ. ನಿಮ್ಮ

0: ಮಾತ್ರ ನಾವು ಮನುಷ್ಯರಾಗಿರ್ತೀವಿ, ಇಲ್ಲ ಅಂತಂದ್ರೆ ದಾನವರಾಗ್ಬಿಡ್ತೀವಿ. ಹಾಗೆ ನಾನು ಬಹಳ ವರ್ಷ ಆಯಿತು ಗುರುಗಳೇ ತಮ್ಮನ್ನ ಭೇಟಿಯಾಗಿ, ಒಂದು 2 ವರ್ಷದ ಹಿಂದೆ ತಮ್ಮನ್ನ ಭೇಟಿ ಮಾಡಿದ್ದೆ. ಹಾಗೆ ಹಿಂದೆ ಒಂದು ನಾನು ಒಂದು ಸಭೆಯಲ್ಲಿ ಮಾತಾಡುವಾಗ ನೀವು ಪ್ರೇಕ್ಷಕರಾಗಿ ಕೂತಿದ್ರಿ, ಆಮೇಲೆ ಬಂದು ನನ್ನನ್ನು ಅಭಿನಂದಿಸಿದ್ರಿ ಕೂಡ, ಅದೊಂದು ನನಗೆ ಹೆಮ್ಮೆಯ ಸಂಗತಿ. ಹಾಗೆ ನನಗೆ ನೆನಪಾಯ್ತು, ನಮ್ಮ ಗುರುಗಳಿಗೆ ಒಂದು ಪತ್ರ ಬರಿಬೋದಲ್ವೇ, ಅದಕ್ಕೆ ನಮ್ಮ ಶಿವಮೊಗ್ಗ ನನ್ನ ನೆಚ್ಚಿನ FM ಶಿವಮೊಗ್ಗ ಆಕಾಶವಾಣಿ 90.8 ಅವಕಾಶವನ್ನು ಒದಗಿಸಿ ಕೊಟ್ಟಿದೆ ಗುರುಗಳೇ. ನಿಮ್ಮ ಜೊತೆ ನಾನು ಇನ್ನೂ ನನ್ನ ಪ್ರಾಥಮಿಕ ಮತ್ತೆ ಮಾಧ್ಯಮಿಕ ಹಂತದಲ್ಲೂ ಕೂಡ ಶಂಕರಪ್ಪ ಮಾಸ್ಟರ್ ಅಂತ ಹೇಳಿ ಶುಭ್ರ ವಸ್ತ್ರಧಾರಿ ಅವರು ಕೂಡ ನಮಗೆ ಮಾರ್ಗದರ್ಶನವನ್ನು ನೀಡಿದಂಥವ್ರು. ಆ ಒಂದು ಏನೋ ಒಂದು ಗಾದೆ ಮಾತಿದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತೇಳಿ, ಹಾಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಏನ್ ಹೇಳ್ತಾರೆ, ಹಾಗೆ ನಮ್ಮ ಪ್ರತಿಭೆಗಳನ್ನ ಗುರುತಿಸಿ ಪ್ರೋತ್ಸಾಹಿದ ಮಹನೀಯರು ಪ್ರಾತಸ್ಮರಣೀಯರು ಶಂಕರಪ್ಪ ಮಾಸ್ಟರು. ಹಾಗಾಗಿ ನಿಮ್ಮನ್ನೆಲ್ಲ ನಾವು ಸ್ಮರಿಸಿ ನೆನಪು ಮಾಡಿಕೊಂಡು ನಿಮಗೆ ಗೌರವ ಕೊಡ್ತಕ್ಕಂತ ಒಂದು ಸುದಿನ ಈ ಒಂದು ಶಿಕ್ಷಕರ ದಿನಾಚರಣೆ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತಾ ಇದ್ದೀನಿ ಗುರುಗಳೇ. ಹಾಗೆ ನೀವು ನಮಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನ ಆಗಾಗ್ಗೆ ಕೊಡ್ತಾ ಇದ್ರಿ. ನಾವು ಅಂತ ಉದಾಹರಣೆಗಳನ್ನ ನಾವು ಪಡ್ಕೊಂಡೇ ನಾವು ಒಂದ್ ಸ್ವಲ್ಪ ಮುಂದೆ ಬಂದಿರ್ತಕ್ಕಂಥದ್ದು. ನೀವು ಆಗಾಗ್ಗೆ ಹೇಳ್ತಾ ಇದ್ರಿ, ಮನುಷ್ಯನಿಗೆ ಬರೀ ಪುಸ್ತಕದ ಜ್ಞಾನ ಅಲ್ಲ, ನೈತಿಕ ಜ್ಞಾನ ಬೇಕು, ಹಾಗೆ ಆತನಿಗೆ ಧನಾತ್ಮಕವಾದಂತ ಒಂದು ಅಂಶವೂ ಕೂಡ ಬೇಕು ಅಂತೇಳಿ ಒಂದು ಉದಾಹರಣೆಯನ್ನು ನೀವು ಹೇಳ್ತಾ ಇದ್ರಿ. ಅದನ್ನ ನಾನು ನಿಮಗೆ ಈ ಪತ್ರದ ಮೂಲಕ ನೆನಪಿಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಗುರುಗಳೇ. ವಾರ್ನರ್ ಎನ್ನುವ ಪರ್ವತಾರೋಹಿ ಬೆಟ್ಟ ಹತ್ತುವಾಗ ಜಾರಿ ಬಿದ್ದು ಬಿಡ್ತಾನೆ, ಕಾಲಿಗೆ ಪೆಟ್ಟಾಗುತ್ತೆ, ಆಸ್ಪತ್ರೆಗೆ ಹೋಗ್ತಾನೆ. ಅವನನ್ನ ಪರೀಕ್ಷಿಸಿದ ವೈದ್ಯರು, ಕ್ಷಮಿಸಪ್ಪ ವಾರ್ನರ್, ನಿನ್ನ ಕಾಲನ್ನ ತೆಗಿಬೇಕಾಗುತ್ತೆ ಅಂದಾಗ ವಾರ್ನರ್ ಹೇಳ್ತಾನಂತೆ, ನೀವು ನನ್ನ ಕಾಲನ್ನು ಮಾತ್ರ ತೆಗಿತೀರಿ, ಅದನ್ನು ಬಿಟ್ಟು ನನ್ನ ಧನಾತ್ಮಕ ಚಿಂತನೆ ಹಾಗೂ ಆತ್ಮ ಶಕ್ತಿಯನ್ನ ತೆಗಿತಾ ಇಲ್ಲ ಅಂತ ಹೇಳಿ ಮುಂದೆ ಆತ ಚಲಬಿಡದ ಚಲದಂಕ ಮಲ್ಲನಂತೆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ದೋಣಿಯನ್ನು ನಡೆಸುವ ಹಾಗೂ ಸೈಕಲ್ ಓಡಿಸುವ ಸ್ಪರ್ಧೆಯಲ್ಲಿ ಪದಕವನ್ನು ಕಳಿಸ್ತಾನೆ, ದೇಶಕ್ಕೆ ಕೀರ್ತಿ ಪತಾಕೆಯನ್ನು ಹಾರಿಸ್ತಾನೆ. ಇಂತ ಕಥೆಗಳನ್ನ ನೀವು ಧನಾತ್ಮಕ ಚಿಂತನೆಯನ್ನು ತುಂಬುವ ಉದಾಹರಣೆಗಳನ್ನ ಕೊಡ್ತಾ ಇದ್ರಿ, ಅದು ನಮಗೆ ಪ್ರೇರಕ ಶಕ್ತಿಯಾಗಿ ಕೂಡ ಕೆಲಸ ಮಾಡಿದೆ ಗುರುಗಳೇ. ನಿಮ್ಮ ಒಂದು ಸಾಹಚರ್ಯದಿಂದ ನಿಮ್ಮ ಶಿಷ್ಯರಾಗಿ ನಾವು ಕೂಡ ಒಂದು ಏನೋ ಒಂದು ಒಳ್ಳೆ ಹೆಸರು ಮಾಡಿ ಒಂದು ಸ್ವಾಸ್ಥ್ಯ ಜೀವನವನ್ನು ನಡೆಸ್ತಾ ಇದ್ರಿ ಅಂದ್ರೆ ಅದು ನಿಮ್ಮ ಕೊಡುಗೆಯೂ ಕೂಡ ಇದೆ. ಹಾಗಾಗಿ ನಿಮ್ಮಗಳನ್ನೆಲ್ಲ ನಮ್ಮ ಇಂಥ ಪ್ರಾತಸ್ಮರಣೀಯ ಗುರುಗಳನ್ನೆಲ್ಲ ನೆನಪಿಸಿಕೊಂಡು ಅವರಿಗೆ ನಾವು ಗೌರವ ನೀಡ್ತಕ್ಕಂಥ ಒಂದು ಸದಾವಕಾಶವನ್ನ ಒದಗಿಸಿದಂತಹ ನಮ್ಮ ನೆಚ್ಚಿನ FM ಶಿವಮೊಗ್ಗ ಆಕಾಶವಾಣಿಯ ನಿಲಯದ ನಿರ್ದೇಶಕರಿಗೂ ಮತ್ತೆ ಸಕಲ ಸಿಬ್ಬಂದಿ ವರ್ಗದವರಿಗೂ, ಹಾಗೆ ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿ ನನಗೆ ಅವಕಾಶ ಕೊಟ್ಟಂತಹ ಆರ್ಜಿ ಅರ್ಪಿತಾ ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ.
1: ಧನ್ಯವಾದಗಳು ಸರ್. ನಿಮ್ಮ ಹರಿಯಣ್ಣ ಮಾಸ್ಟರ್ನ ನೆನಪು ಮಾಡಿಕೊಂಡು ನಿಮ್ಮ ಒಂದು ಶಾಲಾ ದಿನಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ ಸೋಮಶೇಖರ್ ಸರ್, ನಿಮ್ಗೆ ಇನ್ನೊಮ್ಮೆ ಧನ್ಯವಾದವನ್ನ ತಿಳಿಸ್ತಾ ಕೇಳುಗರೆ. ಶಿಕ್ಷಕರೇ ಒಬ್ರು ಶಿಕ್ಷಕರ ಬಗ್ಗೆ ಪತ್ರ ಬರೆಯೋದು ನಿಜಕ್ಕೂ ಒಂದು ಒಳ್ಳೆ ವಿಷಯನೇ ಅಲ್ವಾ? ನನಗಂತೂ ಈ ಪತ್ರಗಳನ್ನ ಕೇಳುವಾಗ ತುಂಬಾ ಖುಷಿ ಅನಿಸ್ತಾ ಇದೆ. ನಾನು ಮತ್ತೆ ಮತ್ತೆ ನನ್ನ ಶಾಲಾ ದಿನಗಳಿಗೆ ವಾಪಸ್ ಹೋಗ್ತಾ ಇದ್ದೀರಿ. ಹಾಗೆ ಮತ್ತೊಬ್ರು ಅವರ ಶಿಕ್ಷಕರ ಕುರಿತು ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರ ಏನಂತ ಕೇಳೋಣವಾ?
2: ನನ್ನ ಪ್ರೀತಿಯ ಗುರುಗಳಿಗೆ ಒಂದು ಪತ್ರ. ಆದರಣೀಯ ನನ್ನ ಪ್ರೀತಿಯ ಗುರುಗಳೇ, ಶಿಕ್ಷಕರ ದಿನಾಚರಣೆ ಈ ವಿಶೇಷ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ನೆನಪಿಸಿಕೊಂಡು ಈ ಪತ್ರವನ್ನು ಬರೆಯುತ್ತಿದ್ದೇನೆ. ನನ್ನ ಬಾಲ್ಯದ ಶಾಲಾ ದಿನಗಳು ಇಂದಿಗೂ ನನ್ನ ಕಣ್ಣ ಮುಂದೆ ಬರುತ್ತವೆ. ಶಾಲೆಯ ಬೆಂಚು, ಕಪ್ಪು ಹಲಗೆ, ಸ್ನೇಹಿತರ ಜೊತೆಗೆ ನನಗೂ ತಪ್ಪು ಮಾಡಿದಾಗ ಪ್ರೀತಿಯಿಂದ ತಿದ್ದ ನಿಮ್ಮ ಮಾತುಗಳು, ಇವೆಲ್ಲವೂ ಇಂದಿಗೂ ನನ್ನ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿವೆ. ನನ್ನ ಪ್ರಾಥಮಿಕ ಶಾಲೆಯ ಜಗದೀಶ್ ಸರ್, ಚಂದ್ರಶೇಖರ್ ಸರ್, ಪ್ರಕಾಶ್ ಸರ್ ಮತ್ತು ಜಗ್ಗೇಶ್ ಸರ್, ಪ್ರೌಢಶಾಲೆಯ ಮಂಜುಳಾ ಮ್ಯಾಮ್, ಗುರುಮೂರ್ತಿ ಸರ್, IMG ಸರ್, HTR ಸರ್, SP ಸರ್, VM ಸರ್, KN ಸರ್, ರೇಣುಕಾ

0: ಮತ್ತು ಶಾರದಮ್ಮ ಹಾಗೂ ಕಾಲೇಜಿನ ಷಣ್ಮುಖ ಸರ್, ರವಿ ಸರ್, ನರಸಿಂಹಮೂರ್ತಿ ಸರ್, ಕಾಂತರಾ ಸರ್, ಅನಿಲ್ ಸರ್ ಹಾಗೂ ಶರ್ಮಿಳಮ್ಮ, ನಿಮ್ಮೆಲ್ಲ ಮಾರ್ಗದರ್ಶನ ನನ್ನ ಜೀವನದ ಅಮೂಲ್ಯ ಭಾಗವಾಗಿದೆ. ನಿಮ್ಮನ್ನು ಭೇಟಿಯಾದಾಗ ಮತ್ತೆ ಅದೇ ಹಳೆಯ ಶಾಲಾ ದಿನಗಳಿಗೆ ಹಿಂದಿರುಗಿದ ಅನುಭವ ಆಗುತ್ತದೆ. ಆ ಪ್ರೀತಿ, ಆತ್ಮೀಯತೆ ಮತ್ತು ಬಾಂಧವ್ಯ ನನಗೆ ನಿಜಕ್ಕೂ ತುಂಬ ಅಮೂಲ್ಯ. ನನ್ನ ಜೀವನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಪಾಠ ಕಲಿಸಿದ ನನ್ನ ಗುರುಗಳು ಮಾತ್ರವಲ್ಲ, ನನ್ನ ಕುಟುಂಬದವರು, ಸ್ನೇಹಿತರು, ನೆರೆಹೊರೆಯವರು, ನನ್ನೊಂದಿಗೆ ಕೆಲಸ ಮಾಡಿದವರು ಹಾಗೂ ಜೀವನದ ವಿವಿಧ ಹಂತಗಳಲ್ಲಿ ಭೇಟಿಯಾದ ಅನೇಕ ಒಳ್ಳೆಯ ವ್ಯಕ್ತಿಗಳು ಪ್ರತಿಯೊಬ್ಬರೂ ನನಗೆ ಒಂದಲ್ಲ ಒಂದು ಪಾಠ ಕಲಿಸಿದ್ದಾರೆ. ಯಾರೋ ಪ್ರೀತಿಯನ್ನು ಕಲಿಸಿದರು, ಯಾರೋ ತಾಳ್ಮೆಯನ್ನು ಕಲಿಸಿದರು, ಯಾರೋ ಕಷ್ಟದ ಸಮಯದಲ್ಲಿ ಧೈರ್ಯ ನೀಡಿದರು. ಹೀಗೆ ನನ್ನ ಜೀವನವನ್ನು ರೂಪಿಸುವಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆ ನೀಡಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ನಮನಗಳು. ಆದರೆ ಜೀವನದ ಮೊದಲ ಪಾಠವನ್ನು ಕಲಿಸಿದವರು, ನನ್ನ ಕೈ ಹಿಡಿದು ಸರಿಯಾದ ದಾರಿಯಲ್ಲೇ ನಡೆಸಿದವರು ನೀವು, ನನ್ನ ಗುರುಗಳು. ನನ್ನ ಜೀವನದ ಮೊದಲ ಅಕ್ಷರಗಳನ್ನು ಕಲಿಸಿದ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಪ್ರೀತಿಯ ಜಗದೀಶ್ ಸರ್, ಚಂದ್ರಶೇಖರ್ ಸರ್, ಪ್ರಕಾಶ್ ಸರ್, ಜಗ್ಗೇಶ್ ಸರ್, ಮಂಜುಳಮ್ಮ, ಗುರುಮೂರ್ತಿ ಸರ್, IMG ಸರ್, HTR ಸರ್, SP ಸರ್, VM ಸರ್, KN ಸರ್, ರೇಣುಕಮ್ಮ, ಶಾರದಮ್ಮ, ಷಣ್ಮುಖ ಸರ್, ರವಿ ಸರ್, ನರಸಿಂಹಮೂರ್ತಿ ಸರ್, ಕಾಂತರಾ ಸರ್, ಅನಿಲ್ ಸರ್ ಮತ್ತು ಶರ್ಮಿಳಮ್ಮ, ಇನ್ನೂ ಅನೇಕ ಶಿಕ್ಷಕರಿಗೆ ಆಗ ನೀವು ಹೇಳುತ್ತಿದ್ದ ಕೆಲವು ಮಾತುಗಳು ಸಾಮಾನ್ಯವಾಗಿ ಅನಿಸುತ್ತಿದ್ದವು. ಆದರೆ ಇಂದು ಜೀವನದಲ್ಲಿ ಮುಂದೆ ಬಂದಾಗ ಅವುಗಳ ನಿಜವಾದ ಅರ್ಥ ತಿಳಿಯುತ್ತಿದೆ. ನೀವು ನಮ್ಮನ್ನು ತಿದ್ದಿದ್ದು ಕೋಪದಿಂದಲ್ಲ, ನಮ್ಮ ಭವಿಷ್ಯದ ಮೇಲಿನ ಕಾಳಜಿಯಿಂದ. ನೀವು ಕಲಿಸಿದ ಪಾಠಗಳು ಕೇವಲ ಪುಸ್ತಕಗಳಿಗೆ ಸೀಮಿತವಾಗಿರಲಿಲ್ಲ. ಜೀವನವನ್ನು ಹೇಗೆ ಎದುರಿಸಬೇಕು, ಕಷ್ಟಗಳನ್ನು ಹೇಗೆ ನಿಭಾಯಿಸಬೇಕು, ಒಳ್ಳೆಯ ವ್ಯಕ್ತಿಯಾಗಿ ಹೇಗೆ ಬದುಕಬೇಕು ಎಂಬುದನ್ನು ನೀವು ಕಲಿಸಿದ್ದೀರಿ. ಇಂದು ನನಗೆ ಮತ್ತೊಂದು ಸಂತೋಷದ ವಿಷಯವೇನೆಂದರೆ ನಿಮ್ಮೊಂದಿಗಿನ ನನ್ನ ಒಡನಾಟ ಇಂದಿಗೂ ಮುಂದುವರಿಯುತ್ತಿದೆ. ಶಾಲಾ ಮತ್ತು ಕಾಲೇಜು ಮುಗಿದು ಎಷ್ಟೋ ವರ್ಷಗಳಾದರೂ ನೀವು ನನ್ನನ್ನು ಕೇವಲ ನಿಮ್ಮ ಹಳೆಯ ವಿದ್ಯಾರ್ಥಿಯಂತೆ ನೋಡುತ್ತಿಲ್ಲ. ಇಂದಿಗೂ ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಂತೆ, ಒಬ್ಬ ಸ್ನೇಹಿತನಂತೆ, ಪ್ರೀತಿ ಮತ್ತು ಆತ್ಮೀಯತೆಯಿಂದ ಕಾಣುತ್ತೀರ. ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಆಶೀರ್ವಾದ, ಪ್ರೀತಿ ಮತ್ತು ಮಾರ್ಗದರ್ಶನ ಇದೇ ರೀತಿ ಸದಾ ನನ್ನ ಮೇಲೆ ಇರಲಿ. ಗುರುಗಳೇ, ಶಾಲೆ ಮುಗಿದರೂ ನಿಮ್ಮೊಂದಿಗಿನ ನನ್ನ ಒಡನಾಟ ಎಂದಿಗೂ ಮುಗಿಯುವುದಿಲ್ಲ. ಎಂದೆಂದಿಗೂ ನಿಮ್ಮ ಪ್ರೀತಿಯ ವಿದ್ಯಾರ್ಥಿ ಸಂಜಯ್.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಸಂಜಯ್ ಅವರು ಅವರ ಶಿಕ್ಷಕರನ್ನ ನೆನಪು, ಅವರ ಶಾಲಾ ದಿನಗಳನ್ನ ನೆನಪು, ಅವರಿಂದ ಕಲಿತಂತಹ ವಿಷಯಗಳ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಹಾಗೆ ಬ್ಯಾಂಗ್ಳೂರಲ್ಲಿ ಲ್ಯಾಬ್ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಜಯ್ ಅವರು ಅವರ ಶಿಕ್ಷಕರಿಗೆ ಬರೆದಂತಹ ಪತ್ರವನ್ನ ಕೇಳಿ ನಮಗೂ ಕೂಡ ಖುಷಿ ಆಯ್ತು ಅಲ್ವಾ? ಸೊ ಇನ್ನಷ್ಟು ವಿದ್ಯಾರ್ಥಿಗಳು ಅವರ ಪತ್ರವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಅವರ ಮನದಾಳದ ಮಾತನ್ನ ಕೇಳೋಕೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಈ ಶಿಕ್ಷಕರಿಗೊಂದು ಪತ್ರ, ವಿಶೇಷ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಶಿಕ್ಷಕರಿಗಾಗಿ ಒಂದು ಗೀತೆಯನ್ನ ಕೂಡ ಸಮರ್ಪಿಸ್ತಾ ನಾನು ವಾಪಸ್ ಬರ್ತೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ನಂದಿನಿ
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಓಕೆ, ಒಂದು

0: ಒಳ್ಳೆಯ ಗೀತೆಯ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಅದೇನೇ? ಗುರುವಿಗೊಂದು ನಮನ ಸಲ್ಲಿಸುವಂತಹ ಶಿಕ್ಷಕರಿಗೊಂದು ಪತ್ರ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಶಿಷ್ಯಂದರು ಅವರ ಗುರುಗಳಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸುವಂತಹ ಅಭಿನಂದನಾ ಪತ್ರವನ್ನ ಬರೀತಾ ಇದ್ದಾರೆ. ಅವರ ಶಿಕ್ಷಕರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನೀವು ಇದುವರೆಗೂ ಸೋಮಶೇಖರ್ ಸರ್ ಆಗಿರ್ಬೋದು, ಡಾಕ್ಟರ್ ಅರುಣ್ ಅವರಾಗಿರ್ಬೋದು, ಹಾಗೆ ನಿಷ್ಕಲ್ ಅವರಾಗಿರ್ಬೋದು, ಸಂಜು ಅವರು, ಇವರೆಲ್ಲರೂ ಕೂಡ ಅವರ ಶಿಕ್ಷಕರನ್ನ ನೆನಪು ಮಾಡ್ಕೊಳ್ತಾ ಪತ್ರಗಳನ್ನ ಬರೆದಿದ್ದನ್ನ ಕೇಳಿದ್ದಾಯ್ತು. ಹಾಗೆ ಈಗ ಮತ್ತಷ್ಟು ವಿದ್ಯಾರ್ಥಿಗಳು ಅವರ ಶಿಕ್ಷಕರಿಗೆ ಪತ್ರವನ್ನ ಬರೆದಿದ್ದಾರೆ. ಅದೆಲ್ಲ ಏನಂತ ಕೇಳೋಣ. ಹಾಗೇನೆ ಶಾಲಾ ತರಗತಿಗಳು, ಕಾಲೇಜು ಅನ್ನುವಾಗ ಅಲ್ಲಿ ನಾವು ಮಾಡ್ತಾ ಇದ್ವಂತ ಕಿತಾಪತಿಗಳು ಕೂಡ ತುಂಬಾ ನೆನಪಾಗ್ತಾ ಇರತ್ತಲ್ವಾ? ಇನ್ನು ಶಿಕ್ಷಕರು ಯಾವಾಗ್ಲೂ ಹೇಳುವಂತ ಕೆಲವೊಂದಿಷ್ಟು ಮಾತುಗಳು ಏನಪ್ಪಾ ಅಂದ್ರೆ, ನಾವೇನಾದ್ರು ಶಾಲಾ ತರಗತಿಗಳಲ್ಲಿ ತುಂಬಾ ಜೋರಾಗಿ ಗಲಾಟೆ ಮಾಡ್ತಿದ್ರೆ ಇದೇನ್ ಫಿಶ್ ಮಾರ್ಕೆಟ್, ಇಷ್ಟೊಂದು ಗಲಾಟೆ ಮಾಡ್ತಿದ್ರಲ್ಲ ಅಂತ ಬಳಸ್ತಾ ಇದ್ರು. ಟೀಚರ್ಸ್ಗಳು ಬೋರ್ಡ್ ಮೇಲೆ ಬರೀತಾ ಇದ್ದಾಗ ನಾವೇನಾದ್ರೂ ಗಲಾಟೆ ಮಾಡಿದ್ರೆ ಅಥವಾ ಜೋರಾಗಿ ಮಾತಾಡಿದ್ರೆ ಆ ಚಾಪಿಸಿಂದನೇ ನಮಗೆ ಏಟುಗಳು ಬೀಳ್ತಾ ಇತ್ತು ಅಲ್ವಾ? ಆ ನೆನಪುಗಳು ಈಗ ಮೆಲುಕು ಹಾಕುವಂತ ಸಮಯ ಕೂಡ ಹೌದು. ಇನ್ನು ಕೆಲವು ಟೀಚರ್ಸಿಗೆ ಫಸ್ಟ್ ಬೆನ್ ಸ್ಟೂಡೆಂಟ್ಸ್ಗಳು ಇಷ್ಟ ಆಗಿದ್ರೆ ಇನ್ ಕೆಲವು ಟೀಚರ್ಸಿಗೆ ಲಾಸ್ಟ್ ಬೆನ್ ಸ್ಟೂಡೆಂಟ್ಸ್ಗಳು ಕೂಡ ಇಷ್ಟ ಆಗ್ತಾ ಇದ್ರು. ಹಾಗಿದ್ರೆ ಈಗ ಮಾತಾಡುವಂತ ವಿದ್ಯಾರ್ಥಿಗಳಿಗೆ ಯಾವ ಟೀಚರ್ಸ್ ತುಂಬಾ ಇಷ್ಟ ಆಗ್ತಿದ್ರು ಅದನ್ನ ಕೇಳೋಣವಾ? ಹಾಗೆ ಈಗ ನಮ್ಮೊಟ್ಟಿಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಶ್ರೀಯುತ ಹಾಲ್ಸ್ವಾಮಿ ಅವರು ಅವರ ಗುರುಗಳ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ, ಗುರುವಿಗಂತೂ ನಮನವನ್ನ ಸಲ್ಲಿಸಿದ್ದಾರೆ. ಏನಂತ ಹೇಳ್ತಾರೆ ಕೇಳೋಣವಾ?
1: ಪ್ರೀತಿಯ ಬ್ರಹ್ಮರಂಭ ಟೀಚರ್ಗೆ ನಮಸ್ಕಾರ. ನಾನು ನಿಮ್ಮ ಹಳೆಯ ವಿದ್ಯಾರ್ಥಿ ಹಾಲಸ್ವಾಮಿ. ನಾನಿವತ್ತು ಪತ್ರಕರ್ತ ಆಗಿದ್ದೀನಿ. ರಂಗಭೂಮಿಯಲ್ಲಿ ನಿರಂತರವಾಗಿ ಚಟುವಟಿಕೆಯಿಂದ ಇದ್ದೀನಿ. ಬಹುಶಃ ನನ್ನ ಅನ್ಕಂಡಂಗೆ ನನ್ನ ಲೈಫನ್ನು ನಾನು ಕಳೀತಾ ಇದ್ದೀನಿ. ನನಗೀಗ 50 ವರ್ಷ. 92 ನಾನು ಸರ್ಕಾರಿ ಕಾಲೇಜಲ್ಲಿ, ಬಿ ಎಚ್ ರಸ್ತೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಕಾಲೇಜಿನಲ್ಲಿ ನಾನು PUC ಮಾಡಿದ್ದು. PUC ಮಾಡುವಾಗ ನನ್ನ ಸಹವಾಸ ಸರಿ ಇರಲಿಲ್ಲ ಅನ್ನೋ ಅಂದರೆ ಯಾವುದು ಸರಿ ಯಾವ ತಪ್ಪು ಅನ್ನೋದು ಗೊತ್ತಾಗುವಂಥ ವಯಸ್ಸು ಕೂಡ ಅಲ್ಲ ಅದು. ನನ್ನ ಸಹವಾಸ, ನನ್ನ ಸುತ್ತಮುತ್ತ ಇರ್ತಕ್ಕಂಥ ನನ್ನ ಸ್ನೇಹಿತರು ಅದೇ ಥರನೇ ಇದ್ದರು. ಕೆಟ್ಟ ಕೆಲಸಗಳನ್ನು ಕೆಡಕನ್ನು ಮಾಡೋದೇ ಅದೊಂದು ಒಳ್ಳೆಯತನ, ಪೌರುಷ, ಅದು ಹೀರೋಯಿಸಮ್ ಅನ್ನೋ ಒಂದು ಪಿಯರ್ ಗ್ರೂಪು ನನ್ನ ಸುತ್ತಮುತ್ತ ಇತ್ತು. ನಾನು ಅವರ ಒಂದು ಭಾಗ ಆಗಿದ್ದೆ. ಆ ಕೆಲಸಗಳನ್ನು ಭಾರಿ ತಲಾಟೆ ಮಾಡೋದು, ಕಿತಾಪತಿ ಮಾಡೋದು, ತುಂಟಾಟ ಮಾಡೋದು, ಇನ್ನೊಬ್ಬರಿಗೆ ಕೀಟ್ಲೆ ಮಾಡೋದ್ರಲ್ಲಿ ನಾವು ಏನೋ ಒಂಥರ ಅತೀ ಖುಷಿ ಕಾಣ್ತಿದ್ದಂಥ, ಅದೇ ಒಂದು ದೊಡ್ಡ ಗುರಿ, ಜೀವನದ ಪರಮ ಗುರಿ ಅನ್ನೋ ಮನಸ್ಥಿತಿ ಯಾವಾಗ ನನ್ನ ಜೊತೆಗಿರ್ತಕ್ಕಂಥ, ನಾನು ಮತ್ತು ನನ್ನ ಜೊತೆಗಿರ್ತಕ್ಕಂಥ ಗೆಳೆಯರಾಗಿದ್ವಿ, ಗೆಳೆಯರದಾಗಿತ್ತು. ಹಾಗಾಗಿ ನಾನು PUC ಒಳ್ಳೆಯ ವಿದ್ಯಾರ್ಥಿ ಆಗಿರಲಿಲ್ಲ. ಫಸ್ಟ್ PUC, ಸೆಕೆಂಡ್ PUC ಎರಡರಲ್ಲೂ ಕೂಡ ನಮ್ಮನ್ನು ಟೀಚರ್ಸು ಇಷ್ಟಪಡ್ತಿರಲಿಲ್ಲ, ನಮ್ಮ ಜೊತೆಗಿದ್ದ ಬೇರೆ ಮಕ್ಕಳು, ಬೇರೆ ವಿದ್ಯಾರ್ಥಿಗಳು ಇಷ್ಟಪಡ್ತಿರಲಿಲ್ಲ. ಅವರೆಲ್ಲರ ದೃಷ್ಟಿನಲ್ಲಿ ನಾವು ಕೆಟ್ಟವರು ಅಂತಾಗಿದ್ವಿ. ನಮಗೆ ಆ ಕೆಟ್ಟವರು ಅಂತ ಅನ್ನಿಸ್ಕೊಳ್ಳೋದೇ ಒಂದು ಖುಷಿಯಾಗಿತ್ತು. ಅಂಥ ಮನಸ್ಥಿತಿಯಲ್ಲಿದ್ವಿ. ಇಂಥದ್ದೇ ಒಂದು ಟೈಮಲ್ಲಿ ನಮ್ಮ ಒಂದು 6 ನಮ್ಮ ಸ್ನೇಹಿತರನ್ನ ಕಾಲೇಜಿಂದ, PUC ಸೆಕೆಂಡ್ PUC ಇನ್ನೂ ಒಂದು ಎಕ್ಸಾಮ್, ಒಂದು 2 ಕಾಲೇಜಿಂದ ನಮ್ಮನ್ನು ಡಿಬಾರ್ ಮಾಡಿದ್ರು. ನಮ್ಮ ಕೀಟಲ್ಲೇ ಅತಿರೇಖಕ್ಕೆ ಹೋದಾಗ ಅನಿವಾರ್ಯವಾಗಿ ಕಾಲೇಜಲ್ಲಿ ನಮ್ಮನ್ನು ಡಿಬಾರ್ ಮಾಡಿದ್ರು. ನಮಗೆ ಏನಪ್ಪ ಮುಂದೆ ಅಂತೇಳಿ ನಮಗೆ ಗೊತ್ತಾಗ್ದಿಲ್ಲ ಅಂತ ಪರಿಸ್ಥಿತಿ. ಮನೆಯಲ್ಲಿ ದಿವಸನೂ ಕಾಲೇಜಿಗೆ ಹೋಗ್ತೀವಿ ಅಂತ ಹೇಳಿ ಬರ್ತಿದ್ವಿ, ಆದರೆ ಕಾಲೇಜು ಟೈಮ್ ಮುಗಿಯೋ ತನಕ ಅಲ್ಲಿ ಮೀನಾಕ್ಷಿ ಒಂದು ಪಕ್ಕ, ಅಲ್ಲಿ ಮರಗಳು, ಅಲ್ಲಿ ಕಾಂಪೌಂಡಲ್ಲಿ ಎಲ್ಲರೂ ಕೂತಿದ್ದು ಟೈಮ್ ಪಾಸ್ ಮಾಡಿ ಮತ್ತು ಸಂಜೆ ಮಧ್ಯಾಹ್ನದ ಮೇಲೆ ಕಾಲೇಜ್ ಮುಗಿದಿರೋ ಟೈಮಿಗೆ ಮನೆಗೆ ಹೋಗ್ತಾಯಿದ್ವಿ. ಕೊನೆಗೆ ನಾವು ಕಾಲೇಜಿಗೆ ಸೇರಲೇಬೇಕು ಅನ್ನೋದಾದರೆ ಕಾಲೇಜಲ್ಲಿ ಒಂದು ಡಿಸಿಷನ್ ತೊಗೊಳ್ರಿ ಏನಂದರೆ, ಇವ್ರನ್ನ ಹಾಕಿದೆ ಕಾರಣಕ್ಕೂ ಕ್ಲಾಸ್ ರೂಮಿಗೆ ಸೇರಿಸಲ್ಲ, ಬೇಕಾದ್ರೆ ಅವರು ಲೈಫ್ ಹಾಳಾಗಬಾರ್ದು, ಬೇಕಾದ್ರೆ ಎಕ್ಸಾಮ್ ಬರೀಲಿ ಅಂತ. ಅಷ್ಟಾದರೂ ಸಾಕು ಅಂತ ಅಂದ್ಕೊಂಡು ನಾವು ಹೋಗ್ತೀವಿ. ಆದರೆ ಕಾಲೇಜಿಂದ ಒಂದು ಷರತ್ತನ್ನು ನಮ್ಮ ಮುಂದೆ ಇಟ್ಟರು, ಏನಂದರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಎಲ್ಲರ ಎದುರುಗಡೆ ನಾವು ಕ್ಷಮೆ ಕೇಳಬೇಕು, ನಾವು ಮಾಡಿದ ಕೃತ್ಯ ತಪ್ಪು ಅಂತಂತೇಳಿ ಕ್ಷಮೆ ಕೇಳಬೇಕು ಅಂತ. ಆಯಿತು ಅಂತೇಳಿ ನಮ್ಗೆ ಅನಿವಾರ್ಯ ಆಗಿತ್ತು, ಕೇಳಲೂಬೇಕಿತ್ತು. ನಾವು ನಮ್ಮ ದುಷ್ಟಕೃತ್ಯಕ್ಕೆ ಕ್ಷಮೆ ಇಲ್ಲ, ಆದರೂ ಗುರುಗಳು ಅನ್ಸ್ಕೊಳ್ಳೋದು ಇದಕ್ಕೇ ನಮ್ಮ ವಯಸ್ಸಿನ ಇದರೊಳಗೆ ಆಗಿರೋ ಉಮೇದಿನಲ್ಲಿ ಮಾಡಿರ್ತಕ್ಕಂಥ ತಪ್ಪದು, ಅದಕ್ಕೆ ಕ್ಷಮೆ ಇದೆ ಅಂತಂತೇಳಿ ಕ್ಷಮಿಸಿದ್ವಿ ಅಂತಂತೇಳಿದ್ರು. ನಾವೆಲ್ಲರೂ ಕೂಡ ಕ್ಷಮೆ ಕೇಳಿದ್ವಿ. ಅದೊಂದು ಸಮಾರಂಭ ಥರನೇ ಮಾಡಿ, ಸಮಾರಂಭದಲ್ಲಿ ಎಲ್ಲ ಟೀಚರ್ಸು, PUC ಹೈಸ್ಕೂಲ್ ಎಲ್ಲ ವಿದ್ಯಾರ್ಥಿಗಳನ್ನ ಒಟ್ಟಿಗೆ ಸೇರಿಸಿ ನಮ್ಮ ಕಾಲೇಜಿನ ದುರ್ಗ

0: ಘಟನೆಯಾಗಿತ್ತು. ಇವರು ಕೆಟ್ಟ ವಿದ್ಯಾರ್ಥಿಗಳು, ಇವರು ಒಂದು ತಪ್ಪು ಮಾಡಿದರು, ಅದಕ್ಕೆ ಅವ್ರ ತಪ್ಪಿನ ಅರಿವಾಗಿದೆ, ಅವ್ರಿಗೆ ಕ್ಷಮೆ ಕೇಳ್ತಾರೆ. ಅನಂತರ ಅವ್ರನ್ನ ಕ್ಲಾಸ್ ರೂಮಿಗೆ ಸೇರಿಸಲು, ಎಕ್ಸಾಮ್ ಅವ್ರ ಲೈಫ್ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಎಕ್ಸಾಮ್ ಕೊಡ್ತೀವಿ ಅಂತಂತೇಳಿ ಅನೌನ್ಸ್ ಮಾಡಿ ಭಾಷಣ ಮಾಡಿ ಎಲ್ಲ ಮೇಸ್ಟ್ಗಳು ಪ್ರಿನ್ಸಿಪಲ್ರೆಲ್ಲ ಭಾಷಣ ಮಾಡಿ ನಮ್ಮನ್ನು ಆ ವೇದಿಕೆಯಲ್ಲಿ ನಮ್ಮೆಲ್ಲರೂ ಕೂಡ ಒಂದೊಂದು ಕೆನ್ನೆ ಹೊಡೆದು ವರ ಕಳಿಸ್ತಾ ಇದ್ರು ನಮಗೆ, ನಾವೆಲ್ಲರೂ ಸಾಮೂಹಿಕ ಕ್ಷಮೆ ಕೇಳಿದ್ಮೇಲೆ. ಅವಾಗ ಹೊರಗೆ ಹೋಗುವಾಗ ಈ ಬ್ರಹ್ಮರಾಮ ಮೇಡಮ್ಮು ಆಲ್ಸ್ವಾಮಿ ಬಾಯ್ಲಿ ಅಂತ ಕರೆದ್ರು, ನೀನು ಮುಗಿಸ್ಕೊಂಡು ನನ್ನ ಸ್ಟಾಫ್ ರೂಮಲ್ಲಿ ಬಂದು ನನ್ನ ಕಾಣು ಅಂದರು. ನಾನು ಮತ್ತೆ ಇನ್ನೊಂದು ರೌಂಡ್ ಏನಾದ್ರು ಬರ್ತಾ ತಿನ್ನೋದಿದೆಯಾ ಅಂತ ಅಂದ್ಕೊಂಡು ಆಯಿತು ಮೇಡಮ್ ಅಂತಂತೇಳಿ ಸ್ಟಾಫ್ ರೂಮಿಗೆ ಹೋದಾಗ, ನೀವೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳು, ನೀವು ಯಾಕೆ ಈ ಥರ ಇದಾಗ್ತೀರಾ, ಎಕ್ಸಾಮ್ಗೇನೆ ಒಂದೂವರೆ ತಿಂಗಳು ಇದೆ, ತಗೋ ಈ ನೋಟ್ಸನ್ನು ಓದು. ಸೀರಿಯಸ್ಸಾಗಿ ಕೂತ್ಕೊಂಡು ಬೇರೆ ಗೈಡ್ಗಳು ಬರ್ತಾವೆ, ನಿಮ್ಮ ಕ್ಲಾಸ್ ರೂಮಲ್ಲಿ ಪಾಠ ಕೇಳಿಲ್ಲ, ನಿಮ್ಗೆ ಪಾಠ ಗೊತ್ತಿಲ್ಲ ಗೊತ್ತು, ಈ ಗೈಡನ್ನ ಓದು, ಗೈಡ್ಗಳನ್ನ ಓದು, ನಂದು ಇಂಗ್ಲೀಷ್ ನೋಟ್ಸನ್ನು ಇದನ್ನು ಕ್ಲೀನಾಗಿ ಓದ್ಕೊ ಬರತ್ತೆ, ಪಾಸ್ ಆಗ್ತೀನಿ ಇನ್ನೊಂದರು. ನಂದು ಅಲ್ಲಿಗೆ ನಮ್ಮ ಲೈಫು ಮುಗಿದಿತ್ತು ಅಂದ್ಕೊಂಡವರು, ಇಲ್ಲ ನೀನು ಓದ್ಬೋದು, ನೀನು ಒಳ್ಳೆ ಹುಡುಗ, ನೀವೆಲ್ಲರೂ ಒಳ್ಳೆ ಹುಡುಗರು, ನೀವು ಪಾಸ್ ಆಗ್ತೀರಾ, ನೀವು ಓದಿ ಕಷ್ಟಪಡಿ, ಇನ್ನೊಂದು ವರ್ ತಿಂಗಳು ಬೇಕಾದಷ್ಟು ಆಯಿತು ಅಂತ ಹೇಳಿದ್ರಲ್ಲ ನಮ್ಗೆ, ಯಾರ ಹೌದಲ್ವಾ, ಯಾಕೆ ಓದಬಾರ್ದು ಅಂತೇಳಿ ಅವತ್ತಿಂದ ಕ್ಲಾಸ್ ರೂಮ್ಗೆಲ್ಲ ಮನೆ ನಮ್ಮ ಏರಿಯಾದ ರೋಡಿಗೆ ಕೂಡ ದಾಟಿಲ್ಲ, ಆ ಥರ ಕೂತ್ಕೊಂಡು ಒಂದೂವರೆ ತಿಂಗಳು ಓದಿದ್ದು. ಪಿ ಯು ಸಿನೆಲ್ಲ ನನಗೆ ಫಸ್ಟ್ ಕ್ಲಾಸು ರಿಸಲ್ಟ್ ಬಂತು. ನಾವು ಯಾರು ನಾವು ಫೇಲ್ ಆಗ್ತೀವಿ ಅಂತ ಅಂದ್ಕೊಂಡಿದ್ವೋ, ನಮಗೆ ಫ್ಯೂಚರ್ ಇಲ್ಲ ಅಂತ ಅಂದ್ಕೊಂಡಿದ್ದವರು ನಾನು ಫಸ್ಟ್ ಕ್ಲಾಸ್ ಬರೋಕ್ಕೆ ಕಾರಣ ಆಗಿದ್ದು ಬ್ರಹ್ಮರಮ್ಮ ಮೇಡಮ್ಮು ಮಾತು. ಆನಂತರ ಎಷ್ಟೋ ವರ್ಷಗಳ ನಂತರ ಅವ್ರಿಗೆ ಒಂದ್ಸಲ ನಾನು ಹೇಗೆ ಅವ್ರ ನಂಬರ್ನ ಪತ್ತೆ ಹಚ್ಚಿ ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರಿಗೆ ನನ್ನ ಸಹಜವಾಗಿ ನನ್ನ ನೆನಪಿರಲ್ಲ, ಯಾಕೆಂದರೆ ಪ್ರತಿ ವರ್ಷ ನನ್ನಂಥ ನೂರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡೋರವರು, ಅವರು ನನ್ನ ತುಂಬ ವಯಸ್ಸಾಗಿದೆ, ಅವ್ರಿಗೆ ಮರವು ಕೂಡ ಶುರುವಾಗಿದೆ ಅಂತ ಗೊತ್ತಾಯಿತು. ಒಂದು ಸಲ ಹೋಗಿ ಅವ್ರಿಗೆ ಒಂದು ಕೈ ಮುಗಿದು ಅವ್ರದ್ದು ಆಶೀರ್ವಾದ ತಗೊಂಡು ಬರಬೇಕು ಅನ್ನೋದು ನನ್ನ ಆಸೆ. ಶಿಕ್ಷಕರ ದಿನಾಚರಣೆಯ ದಿನ ಇಂಥ ಶಿಕ್ಷಕರ ಸಂಖ್ಯೆ, ಅಂದರೆ ತಪ್ಪು ದಾರಿ ಹಿಡಿದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ತಿದ್ದುವ ಇಂಥ ಮಾತೃ ಹೃದಯದ ಶಿಕ್ಷಕರ ಸಂಖ್ಯೆ ಜಾಸ್ತಿಯಾಗಲಿ. ಅವರವತ್ತು ತೋರಿದ ದಾರಿಯಿಂದ ನಾನು ಇವತ್ತೊಂದು ಸಮಾಜದಲ್ಲಿ ಒಂದು ಅತ್ಯಂತ ಸಾಧನೆಯನ್ನು ಮಾಡಿಲ್ಲ, ಆದರೆ ಸಾಧನೆ ದಾರಿನಲ್ಲಿ ಇದ್ದೀನಿ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆ ಮಿಸ್ ಅವತ್ತೇಳಿ, ನೀನು ಏನಾದ್ರು ಮಾಡ್ಬೋದು, ಪಾಸ್ ಆಗ್ಬೋದು, ನೀನು ಓದು, ನೀನು ಒಳ್ಳೆ ಹುಡುಗ ನೀನು ಅಂತಂತೇಳಿ ಅವ್ರು ಕೊಟ್ಟ ನೋಟ್ಸು, ಅವ್ರಿಗೂ ಕೊಟ್ಟ ಭರವಸೆ ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮೇಡಮ್ ನೀವು ಚೆನ್ನಾಗಿರಿ, ನಿಮ್ಮ ನುಡಿಗಳು ನನ್ನ ಕಿವಿನಲ್ಲಿ ಯಾವತ್ತೂ ಇರ್ತವೆ. ನಾನು ನನ್ನ ಮಕ್ಕಳಿಗೆ ನನ್ನ ಸ್ನೇಹಿತರಿಗೆಲ್ಲ ಹೇಳ್ತಾ ಇರ್ತೀನಿ, ಟೀಚರ್ ಇದ್ದರೆ ಈ ಥರ ಟೀಚರ್ಗಳಿರ್ಬೇಕು ಅಂತ ಹೇಳ್ತಿರ್ತೀನಿ. ಶಿಕ್ಷಕರ ದಿನ ಶಿಕ್ಷಕರ ದಿನಾಚರಣೆ ದಿನ ನಿಮ್ಮಂಥದ್ದನ್ನು ನೆನಪು ಮಾಡ್ಕೊಳ್ಳೋಕ್ಕಿಂತ ಒಳ್ಳೆ ಕೆಲಸ ಏನಿಲ್ಲ ಅಂತ ಭಾವಿಸ್ತೀನಿ. ಧನ್ಯವಾದಗಳು, ಕ್ಷೇಮವಾಗಿರಿ, ನಿಮ್ಮ ಆಶೀರ್ವಾದ ನಮ್ಮಂಥ ವಿದ್ಯಾರ್ಥಿಗಳ ಮೇಲೆ ಇರಲಿ ಟೀಚರ್. ಇನ್ನೊಮ್ಮೆ ನಮಸ್ಕಾರ ಬ್ರಹ್ಮರಮ ಟೀಚರ್, ಧನ್ಯವಾದಗಳು.
1: ನಿಮ್ಮ ಅನಿಸಿಕೆಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೂ ಕೂಡ ಆತ್ಮೀಯ ಧನ್ಯವಾದಗಳು ಸರ್. ಸೊ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಒಬ್ಬರು ಶಿಕ್ಷಕರು ಮನಸ್ಸು ಮಾಡಿದ್ರೆ ವಿದ್ಯಾರ್ಥಿಯನ್ನ ಯಾವ ಹಂತಕ್ಕೆ ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದು, ಹಾಗೆ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಕೂಡ ಕೊಡ್ಬೋದು. ಸೊ ಬ್ರಹ್ಮರಾಂಬ ಟೀಚರ್ ಏನಿದ್ದಾರೆ ಅವರು ಹಾಲ್ಸ್ವಾಮಿ ಸರ್ ಲೈಫಲ್ಲಿ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಬ್ಬರು ವಿದ್ಯಾರ್ಥಿನಿ ಅವರ ಶಿಕ್ಷಕರ ಕುರಿತು ಪತ್ರವನ್ನು ಬರೆದಿದ್ದಾರೆ, ಏನಂತ ಬರೆದಿದ್ದಾರೆ ಕೇಳೋಣ್ವಾ?
2: ಎಲ್ಲ ಶಿವಮೊಗ್ಗ 98.FM ಕೇಳುಗರಿಗೂ ನನ್ನ ನಮಸ್ಕಾರಗಳು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಇವತ್ತು ನಾನು ನನ್ನ ಗುರುಗಳ ಬಗ್ಗೆ ಮಾತನಾಡೋ ಒಂದು ವಿಶೇಷ ಸಂದರ್ಭ. ನನ್ನ ಹೆಸರು ನಂದಿನಿ ರಾಮಚಂದ್ರ ನಾಯಕ, ಓದೋದು ಶಿವಮೊಗ್ಗದಲ್ಲಿ, ಈಗ ಕೆಲಸ ಹೈದರಾಬಾದ್ನಲ್ಲಿ. ನನ್ನ ಶಾಲಾ ಕಾಲೇಜು ದಿನಗಳಲ್ಲಿ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಅಚ್ಚುಮೆಚ್ಚಾಗಿದ್ದೆ. ಇವತ್ತಿಗೆ ನನಗೆ ಅವರೆಲ್ಲ ಬಹಳ ಮುಖ್ಯ ಪಾತ್ರಧಾರಿಗಳು. ನನ್ನ ಜೀವನದಲ್ಲಿ ಇವತ್ತು ನಾನು ಏನೇ ಆಗಿದ್ರು ಅಂತ ಅನ್ಸುತ್ತೆ, ಆ ಎಲ್ಲ ಮುಖ್ಯ ಪಾತ್ರಧಾರಿಗಳನ್ನ ನೆನೆಸ್ಕೊಳ್ತಾ ನನ್ನ ಗೌರವಪೂರ್ವಕ ನಮಸ್ಕಾರ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನಾನು ನನ್ನ ನೆಚ್ಚಿನ ಇಬ್ಬರು ಗುರುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಪ್ರೈಮರಿ ಟೀಚರ್ ಶ್ರೀಮತಿ ಶಾಂತಲಾ ಮಿಸ್, ಪ್ರೀತಿಯಿಂದ ಶಾಂತಾ ಮಿಸ್ ಅಂತ ಕರಿತೀವಿ. ಇವತ್ತು ನನ್ನ ರೈಟಿಂಗ್ ಯಾರಾದರೂ ಚೆನ್ನಾಗಿದೆ ಅಂದಾಗ ಮಿಸ್ಗೆ ಅದೆಷ್ಟು ಸರಿ ಥ್ಯಾಂಕ್ಸ್ ಹೇಳ್ಕೊಂಡಿದ್ದೀನಿ ಮನಸ್ಸಲ್ಲಿ. ಕಾರಣ ಅವರದ್ದೇ ರೈಟಿಂಗ್ ಸ್ಟೈಲ್ ನೋಡಿಕೊಂಡು ಬರೆಯೋದನ್ನು ಕಲಿತಿದ್ದು. ಬರೀ ವಿದ್ಯಾರ್ಥಿ ಅಂತ ಅಲ್ಲ, ಸ್ವತಃ ತಮ್ಮ ಮಗು ಥರನೇ ನೋಡ್ಕೊಂಡಿದ್ದಾರೆ ಮಿಸ್ಸು. ಒಂದು ತಾಯಿನ ನೋಡಿದ್ದೀನಿ ಮಿಸ್ ಒಳಗಡೆ. ಇವತ್ತಿಗೂ ಅವ್ರು ಕೊಟ್ಟಿದ್ದ ಪೆನ್ನು, ಬುಕ್ಕು, ಮತ್ತು ಶಾಲೆ ಬಿಡುವಾಗ ಕೊಟ್ಟ ವಾಚು, ಬಟ್ಟೆ ಎಲ್ಲ ನನ್ನ ಬೆಸ್ಟ್ ಲೈಫ್ ಮೆಮೊರೀಸಲ್ಲಿ ಒಂದು. ನನಗೆ ತುಂಬ ಪ್ರೀತಿ ಸಿಕ್ಕಿದೆ ಅವರಿಂದ. ಯಾವುದೇ ಕಷ್ಟ ಬಂದರೂ ಕುಗ್ಬಾರ್ದು ಅಂತ ಅವರನ್ನು ನೋಡಿ ಕಲ್ತಿದ್ದುಂಟು. ಮಿಸ್ ಸೈನ್ಸ್ ತಗೊಳ್ತಾ ಇದ್ರು, ಆದರೆ ಪುಸ್ತಕದಿಂದ ಹೊರತು ಬಹಳ ಜೀವನಕ್ಕೆ ಬೇಕಾಗಿರೋ ಪಾಠಗಳನ್ನು ಹೇಳಿದ್ದುಂಟು. ಇವತ್ತಿಗೂ ನೆನಪಾಗೋ ಅವ್ರ ಒಂದು ಮಾತು ಅಂದರೆ, ನಾವು ಯಾವಾಗಲೂ ಹರಿಯೋ ನದಿಯಾಗಿರಬೇಕು, ನಿಂತೆ ನೀರಲ್ಲ. ಅವತ್ತಿಗೆ ಆ ಮಾತು ಅಷ್ಟು

0: ಅಷ್ಟು ಆಳ ಅಂತ ಅನ್ಸಿರ್ಲಿಲ್ಲ. ಇವತ್ತಿಗೆ ತುಂಬಾ ಹೇಳತ್ತೆ ಆ ಸಾಲು. ತುಂಬಾ ಪ್ರಶ್ನೆಗಳಿಗೆ ಏನಾದ್ರು ಪ್ರಶ್ನೆಗಳಿತ್ತಂದ್ರೆ ಆ ಸಾಲಲ್ಲಿ ತುಂಬಾ ಉತ್ತರಗಳು ಸಿಕ್ಕಿದ್ದುಂಟು ನನ್ಗೆ. ಶಾಂತಾ ಮಿಸ್, ನೀವೆಲ್ಲಿದ್ರು ಆರೋಗ್ಯವಾಗಿ ನೆಮ್ಮದಿಯಾಗಿರ್ಬೇಕು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಅಂಡ್ ಲವ್ ಯು ಮಿಸ್. ಇನ್ನೊಬ್ರ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ತಂದೆ, ಇವ್ರು ಯಾವುದೇ ಸ್ಕೂಲ್ ಟೀಚರ್ ಅಲ್ಲ, ಆದ್ರೆ ನನ್ನ ಮೆಚ್ಚಿನ ಗುರುಗಳು ಅಂತ ಬಂದ್ರೆ ನನ್ನ ತಂದೆ ತಾಯಿ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಮಾತಾಡ್ಲೇಬೇಕಾಗತ್ತೆ. ನನಗ್ ಮಾತ್ರ ಅಲ್ಲ, ಬಹುಶಃ ನಾವೆಲ್ಲರೂ ನಮ್ಮ ತಂದೆ ತಾಯಿ ಕುಟುಂಬನ ಪರಿಗಣಿಸ್ಬೇಕಾಗತ್ತೆ ಗುರುಗಳ ಬಗ್ಗೆ ಅಥವಾ ಶಿಕ್ಷಕರ ಬಗ್ಗೆ ಮಾತಾಡ್ಬೇಕಾದ್ರೆ. ಅವರಿಂದ ಕಲ್ತಿರೋದು ತುಂಬಾ ಇರತ್ತೆ. ನನ್ನ ತಂದೆ ಡಿ ಎಸ್ ರಾಮಚಂದ್ರ ನಾಯಕ ಅಂತ, KSRTC ನಲ್ಲಿ ಕಂಡಕ್ಟರ್ ಆಗಿದ್ರು. ಇವತ್ತಿಗೆ ದೈಹಿಕವಾಗಿ ಅವ್ರು ನಮ್ಮೊಟ್ಟಿಗಿಲ್ಲ, ಆದ್ರೆ ಅವ್ರು ಬಿಟ್ಟೋಗಿರೋ ಬಹಳ ಆದರ್ಶಗಳು, ಪಾಠಗಳು ಇನ್ನು ನನ್ನ ಒಟ್ಟಿಗೆ ನನ್ನ ಒಳಗಡೆ ಇದೆ. ಯಾವತ್ತು ಕೂರಿಸ್ಕೊಂಡು ಪಾಠ ಹೇಳಿಲ್ಲ ನಮ್ಮ ತಂದೆ ತಾಯಿ, ಆದ್ರೆ ಅವ್ರನ್ನ ನೋಡಿ ಕಲ್ತಿದ್ದು, ಅವರ ಕೆಲ್ಸನ ಗಮನಿಸಿ ಗ್ರಹಿಸಿದ್ದು, ಅವರ ಮಾತುಗಳನ್ನ ಕೇಳಿಸ್ಕೊಂಡು ಬೆಳೆದಿದ್ದೆ ಜಾಸ್ತಿ. ಆ ಕಲಿಕೆ ಬಹುಶಃ ಹುಟ್ಟಿದಾಗ್ನಿಂದ ನಮ್ಗೆ ನಮ್ಮ ತಂದೆ ತಾಯಿಯಿಂದ, ನಮ್ಮ ಕುಟುಂಬದಿಂದ ಸಿಗತ್ತೆ ಎಲ್ರಿಗೂ, ನಮ್ಮೆಲ್ರಿಗೂ. ನಮ್ಮ ತಂದೆನ ಅಣ್ಣ ಅಂತ ಕರೀತಿದ್ದೆ. ಅಣ್ಣ ಯಾವಾಗ್ಲೂ ಹೇಳಿದ್ ಒಂದ್ ಮಾತು ಇವತ್ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ಜೀವನದಲ್ಲಿ ಏನಾದ್ರೂ ಆಗು, ವೃತ್ತಿಪರವಾಗಿ ಏನ್ ಬೇಕಾದ್ರೂ ಆಗು, ಆದ್ರೆ ಅದೆಲ್ಲಕ್ಕೂ ಮುಂಚೆ ನೀನ್ ಒಳ್ಳೆ ಮನುಷ್ಯ ಆಗ್ಬೇಕು ಅಂತ, ಒಳ್ಳೆ ಮಾನವೀಯತೆನ ಬೆಳೆಸ್ಕೋಬೇಕು ಅಂತ. ಬಹುಶಃ ಇವತ್ತು ನನ್ನಲ್ಲಿ ಏನಾದ್ರೂ ಒಳ್ಳೆತನ ಅಥವಾ ಏನಾದ್ರೂ ಪಾಸಿಟಿವ್ ಅಂತ ಯಾರಾದ್ರೂ ಗುರುತಿಸಿದ್ರೆ ಅಥವಾ ಯಾರಾದ್ರೂ ನೋಡಿದ್ರೆ ಅದು ನಮ್ಮ ತಂದೆಯಿಂದ ಅಥವಾ ನನ್ನ ಕುಟುಂಬದಿಂದ ಬಂದಿರೋದು ಅಂತ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ನನ್ನ ಇಡೀ ಕುಟುಂಬಕ್ಕೆ. ಹಾಗೇನೆ ಇವತ್ತಂತ ಅದೆಷ್ಟು ಪಾಠಗಳನ್ನು ಹೇಳ್ಕೊಟ್ಟಿರೋ ನಮ್ಮೆಲ್ಲ ಶಿಕ್ಷಕರಿಗೂ, ಹಾಗೇನೆ ಎಲ್ಲ ಕುಟುಂಬದವರಿಗೆ, ಯಾವುದೋ ರೀತಿಯಲ್ಲಿ ಬಂದು ಏನೋ ಒಂದು ನಾವು ಅವರಿಂದ ಕಲ್ತಿದ್ದೀವಿ ಅಂದರೆ ಅವರು ಕೂಡ ನಮಗೆ ಗುರುಗಳಾಗ್ತಾರೆ ಅಂತ ಎಷ್ಟೋ ಗುರುಗಳಿಗೆ ನಾನು ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ ಶಾಂತಾ ಮಿಸ್, ನೀವು ಯಾವಾಗಲೂ ನಂದು ಜೀವನದಲ್ಲಿ ತುಂಬ ಸ್ಪೆಷಲ್ ಇರ್ತೀರ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಹೀಗೆ ಇರುತ್ತೆ ಅಂತ ಅನ್ಕೊಳ್ತೀನಿ. ಹಾಗೇನೆ ಈ ಒಂದು ಬ್ಯೂಟಿಫುಲ್ ಅವಕಾಶ ನನಗೆ ಶಿವಮೊಗ್ಗ 98.FM ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ನಮಸ್ಕಾರ.
1: ನಿಮಗೂ ಕೂಡ ಧನ್ಯವಾದಗಳು ನಂದಿನಿ ಅವರೇ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ನಂದಿನಿ ಅವರು ಅವರ ನೆಚ್ಚಿನ ಟೀಚರ್ ಶಾಂತಲಾ ಅವ್ರಿಗೆ ಹಾಗೆ ಅವರ ತಂದೆಯವರಿಗೆ ಕೂಡ ಒಂದು ಗೌರವಪೂರ್ವಕ ಪತ್ರವನ್ನು ಬರೆದಿದ್ದಾರೆ, ನಮನವನ್ನು ಕೂಡ ಸಲ್ಲಿಸ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬರಲ್ಲ ಒಬ್ಬರ ಟೀಚರ್ ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಅಲ್ವಾ? ಜೀವನ ಪೂರ್ತಿ ಅವರನ್ನ ನೆನಪು ಮಾಡ್ಕೊಳ್ತಾನೆ ಇರ್ತೀವಿ. ಹಾಗೆ ಕೇಳುಗರೆ, ಈಗ ಮತ್ತೊಬ್ರು ರಂಗಕರ್ಮಿಗಳಾಗಿರುವಂತಹ ಚೇತನ್ ಸಿ ರಾಯನಳ್ಳಿ ಅವರು ಅವರ ಶಿಕ್ಷಕರ ಕುರಿತು ಒಂದು ಪತ್ರವನ್ನ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಕೇಳೋಣವಾ?
2: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಕುಮಾರ್ ಸಿ. ಶಿಕ್ಷಕರು ಅನ್ಬೇಕಾದ್ರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೀವನದ ಪ್ರತಿಯೊಂದು ಹಂತದಲ್ಲೂ ಪಾಠವನ್ನು ಕಲಿಸುವಂತಹ ಎಲ್ಲ ಶಿಕ್ಷಕರಿಗೂ ಕೂಡ ಧನ್ಯವಾದಗಳು. ಶಿಕ್ಷಕರ ದಿನಾಚರಣೆಯಲ್ಲಿ ನಾನು ಎಲ್ಲ ಶಿಕ್ಷಕರನ್ನು ಕೂಡ ನೆನಪು ಮಾಡಿಕೊಳ್ತೇನೆ. ವಿಶೇಷವಾಗಿ ಇಬ್ಬರು ಶಿಕ್ಷಕರು ಅನ್ಬೇಕಾದಾಗ, ಒಂದು ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಂತಹ ದೇಸಾಯಿ ಸರ್, ಚಿಕ್ಕಮಗಳೂರಿನ ಕೋಟೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಸಂದರ್ಭ, ಅವರೇ ಪ್ರಿನ್ಸಿಪಲ್ ಆಗಿದ್ದರು. ನಮ್ಮ ಎಲ್ಲ ತಪ್ಪುಗಳನ್ನು ಕೂಡ ತುಂಬ ಚೆನ್ನಾಗಿ ತಿದ್ದುತ್ತಾ ಇದ್ದರು, ಜೊತೆಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ಹೊತ್ಕೊಳ್ತಕ್ಕಂತಹ ಸಾಮರ್ಥ್ಯ ಇವರುಗಳಿಗಿದೆ ಅಂತಂದೇಳಿ ಆ ಜವಾಬ್ದಾರಿನ ಹೊರಿಸ್ತಾ ಇದ್ದರು. ಅಕಸ್ಮಾತ್ ನಮ್ಮ ಕೈಲಿ ಆಗಲ್ಲ ಅಂತ ನಾವು ಬಿಡ್ತೀವಿ ಅಂದರೆ, ಇಲ್ಲ ನಿನ್ನ ಕೈಲಿ ಆಗುತ್ತೆ ಮುಂದುವರಿ ಅಂತಕ್ಕಂತಹ ಒಂದು ಭರವಸೆಯನ್ನು ಕೊಡ್ತಾ ಇದ್ದರು. ಆ ಥರದ ಒಂದು ಭರವಸೆ ನಮ್ಮೆಲ್ಲರಿಗೂ ಕೂಡ ಸಿಕ್ತು. ಆಗೇನು ಶಾಲೆಯಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಈಗಲೂ ಕೂಡ ಶಿಕ್ಷಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರ್ತಕ್ಕಂಥ ಸಂತೋಷದ ವಿಷಯ. ನಾವು ಕೂಡ ಹಿಂಗೆ ಪಾಠ ಮಾಡ್ತಿದ್ದೀವಿ, ಹಿಂಗೆ ಶಿಕ್ಷಕರಾಗಿದ್ದೀರಿ ಅನ್ಬೇಕಾದ್ರೆ ಅವ್ರು ಒಂದ್ಸಲ ನಕ್ಬಿಟ್ರು, ಅವಾಗ ಹೆಂಗಿದ್ದಂಥ ಹುಡುಗ ಈಗ ಈ ಲೆವೆಲ್ಗೆ ಆಗಿದೆಯಲ್ಲ ಅಂತಂದೇಳಿ, ಎಷ್ಟೊಂದು ಬದಲಾವಣೆ ಆಗಿದೆಯಲ್ಲ ಅಂತೇಳಿ ಆ ಎಲ್ಲ ಒಂದು ಮೌಲ್ಯಗಳನ್ನ ಕಲಿಸ್ಕೊಟ್ಟಿದ್ದು ನನಗೆ ದೇಸಾಯಿ ಸರ್ ಅನ್ನೋದು ಹೆಮ್ಮೆ ವಿಷಯ. ಜೊತೆಗೆ ಇವತ್ತು ಒಂದು ಸಾಮಾಜಿಕ ಸೇವೆ ಅಥವಾ ರಕ್ತದಾನ ಅಂತ ತೊಡಗಿಸ್ಕೊಳ್ಬೇಕಾದಾಗ, ಭದ್ರಾವತಿಯ ITI ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಓದ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಮಗೆ ಮಧುಸೂದನ್ ಅಂತಕ್ಕಂತ ಒಬ್ರು ಸರ್ ಇದ್ರು. ಅವರು 500 ಬಳಿ ಇರತಕ್ಕಂತಹ ಹೊಸೂರಿನಲ್ಲಿದ್ದಂಥವ್ರು. ಡೈಲಿ ಇಲ್ಲಿಂದಲ್ಲಿಗೆ ಬರ್ತಾ ಇದ್ರು, ಪಾಠವನ್ನು ಹೇಳ್ಕೊಡ್ತಾ ಇದ್ರು ನಮಗೆ ಕಾಲೇಜಲ್ಲಿ. ಹಾಗೆ ಉಪನ್ಯಾಸಕರು ಇಲ್ಲದಿದ್ದಾಗ ಇವ್ರನ್ನ ಶಿವಮೊಗ್ಗದಿಂದ ನಮಗೆ ಭದ್ರಾವತಿ ಕಾಲೇಜಿಗೆ ಕಳಿಸ್ಕೊಟ್ರು. ಕಡಿಮೆ ಸಮಯದಲ್ಲಿ ಸಿಲೆಬಸ್ ಕವರ್ ಮಾಡೋಕ್ಕಾಗಲ್ಲ ಅಂದಾಗ ನಾವು ಮನೆಗೆ ಬರ್ಬೋದಂದಾಗ ಧಾರಾಳವಾಗಿ ಬನ್ನಿ ಅಂದರು. ನಾವು ಶಿವಮೊಗ್ಗದಿಂದ ಆಯನೂರಿಗೆ ಹೋಗಿ ಅವರ ಹೊಸೂರಲ್ಲಿರ್ತಕ್ಕಂಥ ಮನೆಗೆ ಹೋಗಿ ಪಾಠವನ್ನು ಕೇಳ್ತೀವಿ. ಹೆಚ್ಚು ಕಡಿಮೆ ಒಂದು 8 ಜನ ಹೋಗಿದ್ವಿ. ಮಧ್ಯಾಹ್ನ ನಮ್ಮೆಲ್ಲರೂ ಕೂಡ ಅಡುಗೆನ ಮಾಡಿ ಬಡಿಸಿ ಮತ್ತು ಪಾಠವನ್ನು ಮಾಡ್ತಕ್ಕಂಥದ್ದು ಅದನ್ನು ಕಲಿಸ್ಕೊಟ್ಟಂಥರು. ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು ಹೇಗೇನನ್ನ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಟ್ಟಿದ್ದು. ಕಾಲೇಜಿನಲ್ಲಿ ಅವಾಗ ರಕ್ತದಾನ ಶಿಬಿರ ನಡೀತಾ ಇತ್ತು. ನಾವುಗಳೆಲ್ಲ ಹಿಂಜರಿತಾ ಇದ್ದಂತಾರೆ. ಅವ್ರು ಕರೆದು ಎಷ್ಟು ಚೆನ್ನಾಗಿ ಅದನ್ನು ಹೇಳಿದ್ರು ಅಂದರೆ, ಹೋಗ್ರು ರಕ್ತದಾನ ಮಾಡ್ರು ಅಂತೇಳಿ. ನಮಗೆ ಒಂದು ಸ್ವಲ್ಪ ಹೆದರಿಕೆ, ಯಾಕೆ ಏನು ಅಂತಂದೇಳಿ. ಅವಾಗ ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಸಾಲುಗಳನ್ನ ಹೇಳಿದರು. ದೇವಸ್ಥಾನಕ್ಕೆ ಹೋದರೆ ನೀವೇನು ಕೊಡ್ತೀರಾ ಅಂದರು. ಸರ್, ಹೂ ಕೊಡ್ತೀವಿ ಅಂದಾಗ ಹೂ ಗಿಡದಿಂದ ಬರುತ್ತೆ, ಅದು ಬಿಟ್ಟು ಹಣ್ಣು, ಹಣ್ಣು ಮರಗಿಡಗಳಿಂದ ಬರುತ್ತೆ, ಅದು ಬಿಟ್ಟು ಹೀಗೆ ಎಲ್ಲ ಕೇಳ್ತಾ ಹೋದರೂ ಅವೆಲ್ಲ ಕೂಡ ಪ್ರಕೃತಿಯಿಂದ ಕೊಡೋದೆ. ನಿನ್ನಿಂದ ಏನು ಕೊಡ್ತಿದ್ದೀಯಾ ಅನ್ಬೇಕಾದಾಗ ನಾವು ಗೊತ್ತಾಗದೆ ಸುಮ್ಮನೆ ನಿಂತಾಗ ಅವ್ರು ಹೇಳಿದರು, ದೇವರ ಸುತ್ತ 3 ಪ್ರದಕ್ಷಿಣೆ ಆಗ್ತೀಯಲ್ಲ ಅದು ನಿನ್ನ ಕೊಡುಗೆ ಆಗಿರುತ್ತೆ. ಹಾಗೆ ಸಮಾಜಕ್ಕೆ ಏನೇ ಕೊಟ್ಟರು ಕೂಡ ಅದು ಬೇರೆ ಅನಿಸುತ್ತೆ, ಆದರೆ ಈ ರಕ್ತದಾನ ಶ್ರೇಷ್ಠತೆ ಇದೆಯಲ್ಲ, ಇದು ಅದ್ಭುತವಾದದ್ದು ಅಂತಂದೇಳಿ ಅವರು ನಮಗೆ ಹೇಳಿದರು. ಜೊತೆಗೆ ಬನ್ನಿ ಅಂತೇಳಿ ನಮ್ಮೆಲ್ಲರನ್ನು ಕರ್ಕೊಂಡು ಅವರು ಕೂಡ ರಕ್ತದಾನವನ್ನು ಮಾಡಿದರು. ಅವರು ಮಾಡಿದ್ಮೇಲೆ ನಾವು ಮಾಡದೇ ಇರಲಿಕ್ಕೆ ಆಗಲೇ ಇಲ್ಲ, ಎಲ್ಲರೂ ಕೂಡ ಮಾಡಿದ್ವಿ. ಇವತ್ತು ಅದು ಒಂದು ಒಳ್ಳೆಯ ಗುಣ ನಮ್ಮಲ್ಲಿ ಬೆಳ್ಕೊಂಬಂದಿದೆ. ನಮ್ಮಲ್ಲಿರ್ತಕ್ಕಂತಹ ಏನು ಅವಾಗಿದ್ದಂತಹ ಫ್ರೆಂಡ್ಸ್ಗಳಿದ್ದೀವೋ ಈಗಲೂ ಕೂಡ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ವಿ. ಅದು ಎಲ್ಲದೂ ಕೂಡ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾಯಿದೆ. 4 ಜನಕ್ಕೆ ಈ ಥರ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ನಾವು ಹೇಳ್ತೀವಿ ಅಂದರೆ ಅದಕ್ಕೆ ನಮ್ಮ ಮೇಷ್ಟ್ರ್ ಆಗಿದ್ದಂತಹ ಮಧುಸೂದನ್ ಸರ್ ಕಾರಣ. ಇವೆರಡು ಮಾತ್ರ ಅಲ್ಲ, ಇನ್ನೂ ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢಶಾಲೆ, ಕಾಲೇಜು ಎಲ್ಲ ಹಂತಲ್ಲೂ ಕೂಡ ಬಹಳಷ್ಟು ಜನ ಶಿಕ್ಷಕರು ನಮ್ಮ ಒಳಿತನ್ನು ಬಯಸಿದ್ದಾರೆ. ಅವರೆಲ್ಲರೂ ಕೂಡ ನೆನಪಿಸ್ಕೊಳ್ಬೇಕಾಗತ್ತೆ. ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಪಾಠ ಮಾಡ್ತಕ್ಕಂತಹ ಶಿಕ್ಷಕರುಗಳು ಇರ್ಬೋದು, ನಾಟಕದಲ್ಲಿ ನನಗೆ ಅಭಿನಯವನ್ನು ಹೇಳ್ಕೊಟ್ಟಂಥ ಶಿಕ್ಷಕರು ಇರ್ಬೋದು, ಪ್ರತಿಯೊಂದು ರಂಗದಲ್ಲೂ ಕೂಡ ನಮ್ಮನ್ನು ತಿದ್ದಿ ತೀಡಿ ಬೆಳೆಸಂತಹ ಎಲ್ಲ ಶಿಕ್ಷಕರು ಕೂಡ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಅದು ಹೆಮ್ಮೆ ಅನಿಸುತ್ತೆ. ಇವತ್ತು ಆ ಶಿಕ್ಷಕರಿಗೊಂದು ನಮನವನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸರ್ವರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು, ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಸರ್. ಕೇಳಿಸ್ಕೊಳ್ತಾ ಇದ್ದಿಲ್ಲ ಸ್ನೇಹಿತರೆ, ಒಬ್ಬ ಶಿಕ್ಷಕನಾದವನು ವಿದ್ಯಾರ್ಥಿಯನ್ನ ಎಷ್ಟು ಮಟ್ಟಿಗೆ ತಯಾರು ಮಾಡ್ತಾನೆ ಅಂದ್ರೆ, ನಮ್ ಕೈಲಿ ಆ ಕೆಲಸ ಆಗಲ್ಲ ಅಂತಂದ್ರು ಕೂಡ ನಮ್ ಮೇಲೆ ನಂಬಿಕೆನ ಕಳ್ಕೊಳ್ದಲೆ, ಇಲ್ಲ ನೀವು ಆ ಕೆಲಸವನ್ನ ಮಾಡೇ ಮಾಡ್ತೀರಾ ಅಂತ ಹೇಳಿ ನಮ್ಮ ಮೇಲೆ ನಂಬಿಕೆನಿಟ್ಟು ಆ ಕೆಲಸವನ್ನ ಪೂರ್ತಿಗೊಳಿಸೋಕೆ ಪ್ರೋತ್ಸಾಹ ನೀಡುವಂತ ಏಕೈಕ ವ್ಯಕ್ತಿ ಅಂದ್ರೆ ಬಹುಶಃ ಅದು ಶಿಕ್ಷಕರಾಗಿರ್ತಾರೆ ಅಲ್ವಾ. ನಿಜವಾಗ್ಲೂ ಚೇತನ್ ಸರ್, ಮತ್ತೊಮ್ಮೆ ನಿಮಗೆ ಆತ್ಮೀಯ ಧನ್ಯವಾದವನ್ನ ತಿಳಿಸ್ತಾ ಕೇಳುಕರೆ, ಈಗ ಮತ್ತೋರ್ವ ವಿದ್ಯಾರ್ಥಿನಿ ಅವರ ಶಿಕ್ಷಕರ ಕುರಿತು ಪತ್ರವನ್ನ ಬರೆದಿದ್ದಾರೆ. ಹಾಗಿದ್ರೆ ಅವರ ಪತ್ರದಲ್ಲಿ ಏನಿದೆ ಕೇಳೋಣವಾ.
3: ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ರೂಪಿತಾ ಎಸ್ ಪಿ, ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ್ನಲ್ಲಿ ನನ್ನ ಅಧ್ಯಯನ ಆಗಿದ್ದು. ಸ್ಕೂಲಿಂಗಲ್ಲೇನು ನಾನು ಚೆನ್ನಾಗಿ ಓದ್ತಿದ್ದು, ಟಾಪರ್ ಸ್ಟೂಡೆಂಟ್ ಅಂತ ಏನಾಗಿರಲಿಲ್ಲ, ಒಂದು ಅವೇ ಸ್ಟೂಡೆಂಟ್. ನಮ್ಮ ತಂದೆ ತಾಯಿ ಇವಳು ಓದ್ತಾ ಇಲ್ಲ ಅಂತೇಳಿ ಸ್ಕೂಲ್ ಬಿಡಿಸ್ತಾ ಇದ್ರು. ಆವಾಗ ಉಮಾ ಮೇಡಮ್ ಅಂತೇಳಿ ಅವರು ನಮಗೆ ಕನ್ನಡ ಟೀಚರ್ ಆಗಿದ್ದರು. ಅವರು ಇಲ್ಲ ಇವಳು ಓದ್ತಾಳೆ, ನನ್ನ ಮೇಲೆ ನಂಬಿಕೆ ಇಡಿ, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಶಾಲೆಯಲ್ಲೇ ಓದಿಸಿ ಅಂತ ಹೇಳಿ ನನಗೆ ಒಂದು ರೀತಿ ಓದೋದ್ರಲ್ಲಿ ಆಸಕ್ತಿ ತುಂಬಿದವರು ಕೂಡ ಇವರೇ. ನನಗೆ ಫ್ರೀಯಾಗಿ ಟ್ಯೂಷನ್ ಕೂಡ ಮಾಡ್ತಾಯಿದ್ರು. ಇವರು ಕೇವಲ ಬರೀ ಓದೋ ಥರಲ್ಲಿ ಮಾತ್ರ ನಮಗೆ ಏನು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ, ಎಲ್ಲ ವಿಚಾರದಲ್ಲೂ ಇರಬೇಕು, ಬರೀ ಓದೋದ್ ಪುಸ್ತಕದ ಬದನೆಕಾಯಿ ಆಗಿರಬಾರ್ದು ಅಂತ ಹೇಳೋರು. ಹಾಗಾಗಿ ನಾನು ಚೆನ್ನಾಗಿ ಹಾಡು ಹೇಳ್ತಿದ್ದೆ ಅಂತ ಹೇಳಿ ನನಗೆ ಪ್ರತಿ ಪ್ರೋಗ್ರಾಮಲ್ಲೂ ಕೂಡ ನೀನು ಹಾಡು ಹೇಳು, ನೀನು ತುಂಬ ಚೆನ್ನಾಗಿ ಹಾಡು ಹೇಳ್ತೀಯ ಅಂತ ಹೇಳಿ ನನಗೆ ಹುರುಪು ತುಂಬಿಸ್ತಿದ್ದವ್ರು ಇವರು. ಹಾಗಾಗಿ ಇವರು ನನಗೆ ತುಂಬಾ ವಿಶೇಷ ಅಂತ ಹೇಳ್ಬೋದು. ಇವಾಗ ಹೈಯರ್ ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಓದ್ತೀಯ ನೀನು, ಒಳ್ಳೆ ಹುಡುಗಿ ಅಂತ ಯಾರೇ ಒಬ್ಬರು ಟೀಚರ್ ನನಗೆ ಇವಾಗ ಹೇಳ್ತಿದ್ದಾರೆ ಅಂತಂದರೆ ಮುಖ್ಯ ಕಾರಣನೇ ಇವರು ಅಂತ ಹೇಳ್ಬೋದು. ಹಾಗಾಗಿ ಇವರಿಂದ ನನ್ನ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳಾಗಿದೆ, ಇವರಿಂದ ನಾನು ತುಂಬಾ ಕಲ್ತಿದ್ದೀನಿ, ಕೆಲವೊಂದೆಲ್ಲ ಆದರ್ಶಗಳನ್ನ ನಾನು ಪಾಲಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ಹಾಗಾಗಿ ಈ ಟೀಚರ್ ನನಗೆ ತುಂಬಾ ವಿಶೇಷ.
1: ಓಕೆ, ಕೇಳಿಸ್ಕೊಂಡ್ಲ ಸ್ನೇಹಿತರೆ. ರೂಪಿತಾ ಅವರು ಅವರ ನೆಚ್ಚಿನ ಶಿಕ್ಷಕರಿಗೆ ಒಂದು ಮನದಾಳದ ಪತ್ರವನ್ನು ಕೂಡ ಬರೆದಿದ್ರು. ಧನ್ಯವಾದಗಳು ರೂಪಿತಾ ಅವರೇ ನಿಮ್ಮ ಈ ಒಂದು ಪತ್ರಕ್ಕಾಗಿ. ಹಾಗೆ ಕೇಳುಗರೆ, ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಶಿಕ್ಷಕರು ಮಹತ್ತರವಾದ ಸ್ಥಾನವನ್ನ ಪಡ್ಕೊಂಡಿರ್ತಾರೆ ಅಲ್ವಾ? ಹಾಗೆ ಇವತ್ತು ಸೆಪ್ಟೆಂಬರ್ 5 ರಾಧಾಕೃಷ್ಣನ್ ಅವರ ಜನ್ಮದಿನದ ನೆನಪಿಗಾಗಿ ಈ ಒಂದು ಶಿಕ್ಷಕರ ದಿನವನ್ನ ಆಚರಣೆ ಮಾಡ್ತಾರೆ. ಹಾಗೆ ರಾಧಾಕೃಷ್ಣನ್ ಅವರು ಕೂಡ ನೆಚ್ಚಿನ ಶಿಕ್ಷಕರಾಗಿದ್ರು. ಇನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಶಿಕ್ಷಕರು ಒಂದು ಮಹತ್ತರ ಸ್ಥಾನವನ್ನ ಪಡ್ಕೊಳ್ಳೋ ಹಾಗೆ ನನ್ನ ಜೀವನದಲ್ಲೂ ಕೂಡ ನನ್ನ ಶಿಕ್ಷಕರು ಒಂದು ಒಳ್ಳೆಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ನನ್ನ ಜೀವನದ ಸನ್ಮಾರ್ಗದರ್ಶಕರಾದ ನಮ್ಮ ಶಿಕ್ಷಕರಿಗೆ ಒಂದು ನಮನವನ್ನ ಸಲ್ಲಿಸುವಂತ ಸಮಯ ಇದು. ಗೌರವಪೂರ್ವ ನಮನವನ್ನ ಸಲ್ಲಿಸುವಂತ ಸಮಯ. ಅಕ್ಷರ ಜ್ಞಾನದ ಜೊತೆಗೆ ಜೀವನದ ಮೌಲ್ಯಗಳನ್ನ ಕಲಿಸಿಕೊಟ್ಟ ನಿಮ್ಮ ಕೊಡುಗೆ ನನ್ನ ಜೀವನದಲ್ಲಿ ಅಪಾರವಾದದ್ದು. ತರಗತಿಯಲ್ಲಿ ನೀವು ಪಾಠ ಮಾಡ್ತಿದ್ದಂತ ಶೈಲಿ, ಶಿಸ್ತಿನ ಮಹತ್ವ, ಇನ್ನು ಸೋಲನ್ನು ಎದುರಿಸಿ ಗೆಲ್ಲುವ ಧೈರ್ಯ ತುಂಬಿದ ಆ ಕ್ಷಣಗಳನ್ನ ನಾನು ಎಂದಿಗೂ ಮರೆಯೋದಿಲ್ಲ. ನಾನು ದಾರಿ ತಪ್ಪಿದಾಗ ತಿದ್ದಿ, ಹಿಂಜರಿದಾಗ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ನಿಮ್ಮ ಪ್ರತಿ ಮಾತು ಇಂದಿಗೂ ನನಗೆ ದಾರಿದೀಪವಾಗಿದೆ. ನನ್ನಲ್ಲಿರುವಂತ ಸಾಮರ್ಥ್ಯವನ್ನ ಗುರುತಿಸಿ ನನ್ನ ಕನಸುಗಳಿಗೆ ರೆಕ್ಕೆ ಕಟ್ಟಿ ಬೆಳೆಸಿದ ನಿಮ್ಮ ತಾಳ್ಮೆ ಹಾಗೆ ನಿಮ್ಮ ಪ್ರೀತಿಗೆ ಸದಾ ನಾನು ಚಿರಋಣಿ. ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿ ಮಾತ್ರವಲ್ಲದೆ ಸಮಾಜದಲ್ಲಿ ಕೂಡ ಒಬ್ಬ ಉತ್ತಮ ಮನುಷ್ಯನಾಗಿ ಬಾಳಲು ನೀವು ನೀಡಿದಂತ ಮಾರ್ಗದರ್ಶನವೇ ಕಾರಣ. ಈ ಸುದಿನದಂದು ನಿಮಗೆ ಶಿಕ್ಷಕರ ದಿನಾಚರಣೆಯ ಹೃದಯಪೂರ್ವಕ ಶುಭಾಶಯಗಳು. ದೇವರು ನಿಮಗೆ ಆಯುರ ಆರೋಗ್ಯ ಸದಾ ಸಂತೋಷವನ್ನ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ನನ್ನ ಎಲ್ಲಾ ನೆಚ್ಚಿನ ಶಿಕ್ಷಕರಿಗೆ ಈ ಪತ್ರವನ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಇಂತಿ ನಿಮ್ಮ ಪ್ರೀತಿಯ ವಿದ್ಯಾರ್ಥಿನಿ ಅರ್ಪಿತಾ. ಕೇಳುಗರೆ, ನನ್ನ ಜೀವನದಲ್ಲೂ ಕೂಡ ನನ್ನ ಶಿಕ್ಷಕರು ಬಹುಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರ ನಾನು ಎಲ್ಲಾ ಶಿಕ್ಷಕರಿಗೂ ಮನಸಾರೆ ಅಭಿನಂದನೆಯನ್ನ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಶಿಕ್ಷಕರಿಗೆ ನಮನವನ್ನ ಸಲ್ಲಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ, ನೀವು ಕೂಡ ಇವತ್ತು ಒಮ್ಮೆ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು, ಅವರು ನೀಡಿದಂತಹ ಮಾತು ನಿಮ್ಮ ಜೀವನಕ್ಕೆ ಎಷ್ಟು ಉಪಯೋಗಕಾರಿಯಾಗಿದೆ. ಹಾಗೆ ಇನ್ನೂ ಸಮಯ ಮೀರಿಲ್ಲ, ಈಗಲೂ ನೀವು ಮನ್ಸು ಮಾಡಿದ್ರೆ ನಿಮ್ಮ ನೆಚ್ಚಿನ ಶಿಕ್ಷಕರಿಗೆ ಇವತ್ತೊಂದು ಪತ್ರವನ್ನ ಬರೀರಿ ಆಯ್ತಾ? ಬರೆದು ಅವರಿಗೆ ಕಳಿಸಿ, ಆ ಶಿಕ್ಷಕರಿಗೂ ಕೂಡ ಪತ್ರವನ್ನ ಓದಿದ ಖುಷಿ ಸಿಗುತ್ತೆ, ಮನಸ್ಸಿಗೆ ಒಂದು ಸಮಾಧಾನ ಕೂಡ ಸಿಗುತ್ತೆ, ನಿಮಗೂ ಕೂಡ ಒಂದು ಅವಕಾಶ ಸಿಗುತ್ತೆ ನಿಮ್ಮ ಶಿಕ್ಷಕರಿಗೆ ಒಂದು ಪತ್ರ ಬರೆಯೋದಕ್ಕೆ. ಏನಂತೀರಾ? ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಮತ್ತೊಮ್ಮೆ ನನ್ನ ನೆಚ್ಚಿನ ಶಿಕ್ಷಕರೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಪ್ರೀತಿಯ ಆತ್ಮೀಯ ಅಭಿನಂದನೆಯನ್ನ ತಿಳಿಸ್ತಾ, ಕೇಳುಗರೆ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಹಾಗೆ ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
6: ಒಂದು ಬುಲೆಟ್ ಟ್ರೈನಿನ ಪಯಣದ ಅನುಭವ. ಕೆಲವು ದಿನಗಳವರೆಗೆ ಚೀನಾದ ಶಾಂಘಾಯ್ ಮುಂತಾದ ನಗರಗಳನ್ನು ಸುತ್ತು ಹಾಕಿದ್ದೆವು. ಸುತ್ತು ಹಾಕಿ ಬೀಜಿಂಗಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಶಾಂಘಾಯ್ ಜಂಕ್ಷನ್ನಿಗೆ ಬಂದು ನಿಂತಾಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಬುಲೆಟ್ ಟ್ರೈನ್ ಬರಲಿದೆ ಎಂಬ ಸುದ್ದಿ ನಮಗಿತ್ತು. ಎಲ್ಲರ ಕೈಯಲ್ಲೂ ಕೂಡ ಟಿಕೆಟ್ಗಳಿದ್ದವು. ಒಬ್ಬರು ಟಿಕೆಟನ್ನು ಕಳೆದುಕೊಂಡಿದ್ದರು. ತಕ್ಷಣವೇ 5,000 ರೂಪಾಯಿ ತತ್ತು ಅವರು ಕೂಡ ಬುಲೆಟ್ ಟ್ರೈನಿನ ಟಿಕೆಟ್ ಪಡೆದರು. ಬುಲೆಟ್ ಟ್ರೈನ್ ಪ್ರವೇಶಿಸಲು ಎಲ್ಲರಿಗೂ ಕಾತರವಿತ್ತು. ಪ್ರತಿಯೊಂದು ಕ್ಯಾಬಿನ್ನಲ್ಲಿ 4 ಸುಖಾಸೀನ ಜಾಗಗಳಿದ್ದವು. ಕೊಠಡಿ ಸಂಪೂರ್ಣ ಹವಾನಿಯಂತ್ರಿತವಾಗಿತ್ತು. ಕಿಟಕಿ ಬಾಗಿಲುಗಳನ್ನು ತೆರೆಯುವಂತಿರಲಿಲ್ಲ. ಮೆತ್ತನೆಯ ಹಾಸಿಗೆ ದಿಂಬಿನ ಮೇಲೆ ತಲೆ ಇಟ್ಟು ಮಲಗಿದರೆ ಸಾಕು, ಸುಖನಿದ್ರೆ ಕ್ಷಣಮಾತ್ರದ ಮಾತ್ರದಲ್ಲಿ ಬರುವಂತಿತ್ತು. ಕಾಲಿನ ಬಳಿಯೇ ಬುಲೆಟ್ ಟ್ರೈನಿನಲ್ಲಿ ಪುಟ್ಟ TV ಇತ್ತು. ಟ್ರೈನ್ ಹೊರಟಾಗ ದಡಿಕೆ ಇಲ್ಲ, ದಡಬಡ ಶಬ್ದವಿಲ್ಲ, ಗಲಾಟೆ ಗೌಸುಗಳಿಲ್ಲ. ಎಲ್ಲಿಯಾದರೂ ಶಬ್ದ ಕೇಳಿ ಬರುತ್ತಿದ್ದರೆ ಅದು ನಮ್ಮ ಗುಂಪಿನ ಜನರದ್ದೇ ಆಗಿರುತ್ತಿತ್ತು. ನಮ್ಮ ಪ್ರವಾಸದ ಗೆಳೆಯರ ಕೊಠಡಿ ಎಲ್ಲ ಕಡೆ ಕಂಡುಬರುತ್ತಿದ್ದವು. ಫ್ರಾನ್ಸಿನ ಪ್ಯಾರಿಸ್ನಲ್ಲಿ ಮೊದಲ ಬುಲೆಟ್ ಟ್ರೈನ್ ಆರಂಭವಾಯಿತು. ಗಂಟೆಗೆ ಅದು 357.2 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿತ್ತು. ಅದು ಪ್ರಪಂಚದ ವೇಗದಲ್ಲಿನ ದಾಖಲೆಯನ್ನೇ ಮುರಿದು ಹಾಕಿತ್ತು. ಆದರೆ ಆ ರೈಲು ಬಹಳ ದಿನಗಳ ಕಾಲ ಪ್ಯಾರಿಸ್ನಲ್ಲಿ ಓಡಾಡಲಿಲ್ಲ, ಏಕೆಂದರೆ ಅದು ಯಶಸ್ವಿ ಕಾಣಲಿಲ್ಲ. ನಂತರ ಚೀನಾ ದೇಶದ ಬುಲೆಟ್ ಟ್ರೈನ್ ಆರಂಭವಾಯಿತು. ಶಾಂಘಾಯ್ನಿಂದ ಹೊರಟ ಬುಲೆಟ್ ಟ್ರೈನ್ ಬೀಜಿಂಗ್ ತಲುಪಲು ಕೇವಲ 8 ಗಂಟೆ ಸಮಯವನ್ನು ತೆಗೆದುಕೊಂಡಿತ್ತು. ಶಾಂಘಾಯ್ನಿಂದ ಬೀಜಿಂಗಿಗೆ ಒಟ್ಟು 2,000 ಕಿಲೋಮೀಟರ್ ದೂರ. ಆ ಬುಲೆಟ್ ಟ್ರೈನಿನ ವೇಗ ಗಂಟೆಗೆ 400 ಕಿಲೋಮೀಟರ್. ಅಂಥ ರೈಲು ನಮ್ಮಲ್ಲಿದ್ದರೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಕೇವಲ 1 ಗಂಟೆಯಲ್ಲಿ ಹೋಗಿ ಬರ್ಬೋದಾಗಿತ್ತು ಎಂದು ನಾವು ಮಾತನಾಡಿಕೊಂಡೆವು. ಕೆಲವೇ ಗಂಟೆಗಳಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ವಾಪಸ್ಸು ಬರಬಹುದೆಂದು ಜನ ಮಾತನಾಡುತ್ತಿದ್ದರು. ಬುಲೆಟ್ ಟ್ರೈನಿನಲ್ಲಿ ಅತ್ಯಂತ ಸ್ವಚ್ಛತೆ ಇತ್ತು. ನಮ್ಮ ರೈಲುಗಳಲ್ಲಿ ಇದ್ದ ಹಾಗೆ ಟಾಯ್ಲೆಟ್ಗಳು ಗಲೀಜಾಗಿರಲಿಲ್ಲ, ಏಕೆಂದರೆ ನಮ್ಮ ಎಲ್ಲ ರೈಲುಗಳು ನಿಲ್ದಾಣಗಳು ಬಂದಾಗ ನಿಲ್ಲುತ್ತವೆ. ಆಗ ಎಲ್ಲರೂ ಕೂಡ ಟಾಯ್ಲೆಟ್ಗಳನ್ನು ಬಳಸುತ್ತಾರೆ. ಆದರೆ ಬುಲೆಟ್ ಟ್ರೈನಿನಲ್ಲಿ ಮಾತ್ರ ಯಾವುದೇ ಒಂದು ನಿಲ್ದಾಣ ಬಂದಾಗ ಎಲ್ಲ ಟಾಯ್ಲೆಟ್ಗಳ ಬಾಗಿಲುಗಳು ಹಾಕಿಕೊಳ್ಳುತ್ತವೆ. ನಾವು ಸದಾ ಮೂಗು ಮುಚ್ಚಿಕೊಂಡೇ ಓಡಾಡಬೇಕಾಗುತ್ತದೆ. ಬುಲೆಟ್ ಟ್ರೈನಿನ ಟಾಯ್ಲೆಟ್ಗಳು ನಿಲ್ದಾಣ ಬಂದಾಗ ಆಟೋಮೆಟಿಕ್ ಆಗಿ ಬಂದ್ ಆಗುತ್ತವೆ, ಬಾಗಿಲು ತೆರೆಯುವುದಿಲ್ಲ. ಯಾರೂ ಅದನ್ನು ಬಳಸಿ ಗಲೀಜು ಮಾಡುವ ಪ್ರಶ್ನೆಯೇ ಇಲ್ಲ. ಬುಲೆಟ್ ಟ್ರೈನಿನಲ್ಲಿ ಒಂದು ರಾತ್ರಿ ಕಳೆದು ಬೀಜಿಂಗ್ ತಲುಪಿದಾಗ ಚುಮು ಚುಮು ಬೆಳಕು ಹರಿದಿತ್ತು. ಶಾಂಘಾಯ್ಗಿಂತ ಸ್ವಲ್ಪ ಚಳಿ ಜಾಸ್ತಿಯಾಗಿಯೇ ಬೀಜಿಂಗ್ನಲ್ಲಿತ್ತು. ಬೆಳಗಿನ ತಾಪಮಾನ 12 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರಬಹುದು. ಬೀಜಿಂಗ್ ಶಾಂಘಾಯ್ಗಿಂತ ಉತ್ತರಕ್ಕೆ 2,000 ಕಿಲೋಮೀಟರ್ ಚಾಚಿಕೊಂಡಿತ್ತು. ಬೀಜಿಂಗಿನ ರೈಲು ನಿಲ್ದಾಣ ನೋಡಿದರೆ ನಮ್ಮ ಬೆಂಗಳೂರು ವಿಮಾನ ನಿಲ್ದಾಣಕ್ಕಿಂತ ದೊಡ್ಡದಾಗಿತ್ತು. ಎತ್ತ ನೋಡಿದರೂ ಬರೀ ಬುಲೆಟ್ ಟ್ರೈನುಗಳೇ ಕಾಣುತ್ತಿದ್ದವು. ಬುಲೆಟ್ ಟ್ರೈನಿನ ಒಂದು ರಾತ್ರಿಯ ಪ್ರಯಾಣ ನಮಗೆ ಅತ್ಯಂತ ಖುಷಿಯನ್ನು ತಂದಿತ್ತು, ಉತ್ತಮವಾಗಿರುವ ಅನುಭವವನ್ನು ಕೂಡ ನೀಡಿತ್ತು. ಅಂಥ ಬುಲೆಟ್ ಟ್ರೈನುಗಳು ಭಾರತದಲ್ಲಿ ಈಗ ಆರಂಭವಾಗಿವೆ. ಅಂಥ ಬುಲೆಟ್ ಟ್ರೈನುಗಳು ಸ್ವಚ್ಛವಾಗಿರಬೇಕು, ವೇಗವಾಗಿರಬೇಕು, ಮತ್ತು ನಾವು ಕಡಿಮೆ ಸಮಯದಲ್ಲಿ ಹೆಚ್ಚು ದೂರವನ್ನು ಪ್ರಯಾಣಿಸಬೇಕು ಎಂಬುದು ಭಾರತ ಸರ್ಕಾರದ ಮೂಲ ಆಶಯವಾಗಿದೆ. ಅಂಥ ಬುಲೆಟ್ ಟ್ರೈನುಗಳು ಭಾರತಕ್ಕೂ ಕಾಲಿಟ್ಟರೆ ನಮ್ಮ ಸಾಕಷ್ಟು ಸಮಯ ಉಳಿತಾಯವಾಗುತ್ತದೆ.
5: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸೋತು ಗೆದ್ದವಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಕೆಂಪು ಗುಲಾಬಿಯ ಎನ್ನುವಂಥ ಒಂದು ಮಧುರವಾದಂಥ ಹಳೆಯ ಅಪರೂಪದ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ ಈ ಒಂದು ಕಾರ್ಯಕ್ರಮದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೊಸ ಬೆಳಕು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಚೆಲುವೆಯೇ ನಿನ್ನ ನೋಡಲು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಮತಾ ರಾವ್ ಅವರ ಒಂದು ನಟನೆ, ಇದು ಚಿತ್ರಕಥೆ ಬರೆದವರು ದೊರೆ ಭಗವಾನ್. 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಬ್ಬ ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
0: ಏನು? ಏನ್ ವಿಷಯ ಅಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶತ್ರು ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರಿ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹುಲಿಯ ಹಾಲಿನ ಮೇವು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಬೆಳದಿಂಗಳಾಗಿ ಬಾ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಪ್ರದಾ ಅವರ ಒಂದು ಜೋಡಿಯ ಚಿತ್ರ. ಇದು 1979 ತೆರೆ ಕಂಡಿರುವಂತಹ ಅಮೋಘವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಮೊಬೈಲ್ ಆಪ್ನಲ್ಲಿಯೂ ಕೂಡ ಕೇಳಿ ಆನಂದಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಲಿಸುವ ಮೋಡಗಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ನೀನೆಲ್ಲೋ ನಾನೆಲ್ಲೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಸರಿತಾ ಹಾಗೂ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1982ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಹೀಗೆ ಕೇಳ್ತಾ ಇರಿ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಬರುವಂತಹ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಪ್ರತಿದಿನ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರಿ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಲವು ಗೆಲುವು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಗಿಣಿಯೇ ನಾರ ಗಿಣಿಯೇ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ. ಇದು ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲಕ್ಷ್ಮಿ ಅವರ ಒಂದು ನಟನೆಯ ಚಿತ್ರ. ಇದು 1977ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಬಂದ ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಲ್ಲಿಗೆ ಹೂ ಚಿತ್ರದ ಒಂದು ಗೀತೆಯತ್ತ ಸಾಗೋಣ. ಅಂದವೋ ಅಂದವೋ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಹಂಸಲೇಖ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ ಇದೀಗ ಕೇಳೋಣ. ಇದು ಅಂಬರೀಷ್, ರೂಪಿಣಿ ಹಾಗೂ ಪ್ರಿಯಾಂಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1992 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರಿ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇರಳದ ಸಿಂಹ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಒಂದು ಮಾತು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರ ಒಂದು ಜೋಡಿಯ ಚಿತ್ರ. 1981 ತೆರೆ ಕಂಡಿರುವಂತಹ ಈ ಒಂದು ಅಮೋಘವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಇದು ಕನ್ನಡದ ನಂಬರ್ ಒನ್ ವಾಹಿನಿಯೇ ಅಂತ ಹೆಸರು ಮಾಡಿರುವಂತಹ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಲವು ಗೆಲುವು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೇನೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ನಾ ಹೇಳಲಾರೆ ಎನ್ನುವಂತಹ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಮೊಬೈಲ್ ಆ್ಯಪ್ನಲ್ಲಿ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಮುತ್ತಿನ ಕತೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಸಿ ಅಶ್ವಥ್ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಮುತ್ತೊಂದು ಬಂದಾಯಿತು ಎನ್ನುವಂತಹ ಈ ಒಂದು ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಸತಿ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮುತ್ತಿನ ಹಾರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ದೇವರು ಹೊಸದ ಪ್ರೇಮದ ದಾರ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಎಂ ಬಾಲಮುರುಳಿಕೃಷ್ಣ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ಸುಹಾಸಿನಿ ಅವರ ಒಂದು ಜೋಡಿಯ ಚಿತ್ರ. ಇದು 1990 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಕೇಳ್ತಾ ಇರಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಬರುವಂತಹ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮನೆ ದೇವರು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಸುಂದರಿ ಸುಂದರಿ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಸುಧಾ ರಾಣಿ ಅವರ ಒಂದು ಜೋಡಿಯ ಚಿತ್ರ. ಇದು 1993ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಮುತ್ತಿನ ಕತೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಮಲ್ಲಿಗೆ ಹೂವಿನಂತೆ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದ

ಇರುವಂತಹ ಒಂದು ಗೀತೆಯನ್ನು ಕೇಳೋಣ. ಎಲ್ ವೈದ್ಯನಾಥನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅರ್ಚನಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಮುತ್ತಿನ ಕತೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಮುತ್ತೊಂದ ತಂದೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅರ್ಚನಾ ಅವರ ಒಂದು ಜೋಡಿಯ ಈ ಒಂದು ಗೀತೆಯನ್ನ ಇದುವೆ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೃದಯ ಗೀತೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಪ್ರೇಮಾನು ರಾಗ ಬಾಳಲ್ಲಿ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ರುದ್ರಮೂರ್ತಿ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಭವ್ಯ ಹಾಗೂ ಖುಷ್ಬು ಅವರ ಒಂದು ನಟನೆ. ಇದು 1989ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಕನಸು ಬಾರದೆ ಆ ಕನಸಿನಲ್ಲಿ ಬೊಂಬೆ ಕಾಣದೆ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
4: ನಿಮ್ಮ ಮನೆ ಮನದ ಕೈರುಚಿ.
5: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
0: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ,

ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧೀರೇಂದ್ರ ಗೋಪಾಲ್ ಅವರ ಕಂಚಿನ ಕಂಠದಲ್ಲಿ ಕೇಳಿ ನಾಟಕ ಶ್ರೀ ಮಹಾಯತಿ ಶಂಭುಲಿಂಗೇಶ್ವರ.

0: ಮಗು, ನಿನ್ನ ಸಂಕಲ್ಪ ಮೂರ್ತಿ ನಾನು ಪ್ರಸನ್ನನಾಗಿದ್ದೇನೆ. ಕಣ್ಬಿಟ್ಟು ನೋಡು.
1: ಜಯ ಜಯ ಈಶ ಮಹೇಶ ಕರ್ಮ ವಿನಾಶ. ಧನ್ಯನಾದೆ ದೇವ, ಧನ್ಯನಾದೆ. ನಿನ್ನನ್ನು ಆವಿರ್ಭವಿಸಿಕೊಂಡ ನಾನು ಧನ್ಯನಾದೆ ತಂದೆ, ಧನ್ಯನಾದೆ.
0: ಕಂದ, ನಿನ್ನ ಇಷ್ಟಾರ್ಥವೇನು? ಯಾಕಾಗಿ ನನ್ನನ್ನು ಸ್ಮರಿಸಿದೆ?
1: ನಿನ್ನನ್ನು ಕಾಣಬೇಕೆಂಬ ಹಂಬಲದ ತೃಷೆಯಿದ್ದ ದೇವ, ಈ ಜಗದ ಜಂಜಡದಿಂದ ದೂರಾದ ನಾನು ನಿನಗಾಗಿ ಪರಿತಪಿಸುತ್ತಿದ್ದೆ. ನೀನು ದೊರಕಿದ ಬಳಿಕ ಇನ್ನಾವ ಘನ ವಸ್ತುವಿದೆ ಈ ಲೋಕದಲ್ಲಿ ಬೇಡಲು ನನಗೆ ಮುಕ್ತಿ ದಯ ಪಾಲಿಸು ತಂದೆ.
0: ಮಗು, ಮರ್ತ್ಯಕ್ಕೆ ಬಂದು ಶಿವಸಂಕಲ್ಪ ಮರೆತು ಬಿಟ್ಟೆಯ? ಮಾನವನಾದೆಯ ನೀನು, ಸ್ವಾರ್ಥಿಯಾದೆಯ?
1: ತಂದೆ, ನಾನು ಸ್ವಾರ್ಥಿಯೇ? ಹಲವು ವರ್ಷಗಳಿಂದ ಈ ನಿಂಗೋಳಗೋಳದ ದಟ್ಟದಡವಿಯಲ್ಲಿ ಪಂಚಭೌತಿಕ ವಸ್ತುಗಳಿಂದ ನಿರ್ಮಾಣಗೊಂಡ ಈ ನಶ್ವರ ದೇಹವನ್ನು ಪಂಚಲಿಂಗೇಶ್ವರನಲ್ಲಿ ಲೀನಗೊಳಿಸಿ ನೀನೇ ತನುಮರವೆಂದು ಧ್ಯಾನಿಸಿದ ನಾನು ಸ್ವಾರ್ಥಿಯೇ?
0: ನಿನ್ನೊಬ್ಬನ ಮುಕ್ತಿಗಾಗಿ ನಿನ್ನ ಅವತಾರ ಆದುದಲ್ಲ ಕಂದ. ಮಾನವನ ಮನದ ಮಾಲಿನ್ಯ ಕಳೆದು ಮುಕ್ತಿ ಹೊಂದುವ ಮಾರ್ಗ ತೋರಿ ನೀನು ಮುಕ್ತಿ ಮಂದಿರವಾಗಬೇಕು. ಮಗು, ಶರಣರು ಜೀವನದ ಮಧ್ಯದಲ್ಲೇ ನಿಂತವರು. ಅನುಭಾವ ಭಕ್ತಿಯನ್ನು ಆನಂದ ಭಕ್ತಿಯ ಮಟ್ಟಕ್ಕೆ ಏರಿಸಿ ಅಲ್ಲಿಂದ ಸಮರಸ ಭಕ್ತಿಯಲ್ಲಿ ಲೀನವಾದವರು. ಈಗ ನೀನು ಈ ಅಡವಿಯನ್ನು ಬಿಟ್ಟು ಜೀವನಕ್ಕೆ ಇಳಿದು ಕರ್ತವ್ಯ ನಿರತನಾಗಬೇಕು.
1: ದೇಹವೆಂಬ ದೇಗುಲದ ಚಿದಾಕಾಶ ಗ್ರಹದಲ್ಲಿ ಬೆಳಗುವ ಜ್ಞಾನಶಕ್ತಿಯೇ? ಹಾಗಿದ್ದರೆ ನನ್ನ ಕರ್ತವ್ಯವೇನು ತಂದೆ ಅರುಹು?
0: ಸಂಸಾರದ ಮಧ್ಯದಲ್ಲಿದ್ದು ಅದನ್ನು ಅಂಟಿಸಿಕೊಳ್ಳದಿರಬೇಕು. ಇದರಲ್ಲಿ ಸ್ತುತಿ ನಿಂದೆ ಸಮಸ್ಯೆಗಳು ಬರುತ್ತವೆ. ಆ ಕಹಿಯನ್ನು ಸವಿಯಬೇಕು. ಸಕ್ಕರೆ ತಿನ್ನುತ್ತಾ ನಾಲಿಗೆ ಚಪ್ಪರಿಸುವುದು ದೊಡ್ಡದಲ್ಲ. ದೇವನ್ನು ಅಗಿಯುವಾಗಲೂ ಆ ಅನುಭವ ತಂದುಕೊಳ್ಳಬೇಕು. ಬಾ, ಹತ್ತಿರ ಬಾ, ನನ್ನನ್ನು ಅಪ್ಪಿಕೊ. ನನ್ನೊಳು ನೀನಾಗು, ನೀನೇ ನಾನಾಗು. ಈಗ ನೀನು ಏನಾಗಿರುವೆ?
1: ನಾನಿಲ್ಲಿರುವೆ. ಇಲ್ಲ ಇಲ್ಲ, ನಾನಿಲ್ಲ. ನಾನು ನಿನ್ನಲ್ಲಿ, ನೀನು ನನ್ನಲ್ಲಿ, ನೀನೇ ನಾನು ಪ್ರಭು. ಅಂತರಂಗದ ಸುಪ್ತ ಭಾವನೆಯ ತೆರೆಹರಿದು ಆತ್ಮ ಚೈತನ್ಯ ಎಚ್ಚೆತ್ತಿತು. ನಾನು ದೇಹಿಯಾದರೂ ನಿರ್ದೇಹಿ.
0: ಮಗು, ನಿನ್ನ ಏಕಾಗ್ರತೆ ಘನೀಭವಿಸಿ ಮುತ್ತಾಗಿ ಮಣಿಯಾಗಿ ನಿನಗೆ ಕಂಡುದೇನು, ಕೇಳಿಸುವುದೇನು?
1: ಈಶ್ವರಾನುಗ್ರಹದಿಂದ ಭಕ್ತನನ್ನು ರಕ್ಷಿಸಲು ಶಕ್ತಿ ರೂಪದಿಂದ ಅವತರಿಸಿದಂತೆ ಪುಣ್ಯಸುಧೆ ಹೆಪ್ಪುಗಟ್ಟಿ ಸೂರ್ಯಕಿರಣಗಳಾಗಿ ಪತಂಜಲಿಯ ಋಷಿ ಅಂಜಲಿಗೆ ಬಿದ್ದಂತೆ ಮಧುರ ಸ್ವರಗಳೆಲ್ಲ ಒಂದಾಗಿ ನುಡಿದಂತೆ ಮಂಜುಳ ಗಾನವೆಲ್ಲಾ ಏಕತಾನದಲ್ಲಿ ಮಿಡಿದಂತೆ ವೀಣೆಯ ಝೇಂಕಾರದಂತೆ ಹಗುರವು ಕೊಳಲ ಧ್ವನಿಯಂತೆ ಭಾರವು ಗಂಟೆಯ ಶಬ್ದದಂತೆ ಗಂಭೀರವೂ ಆದ ಪ್ರಣವನಾದ ಓಂಕಾರವಲ್ಲದೆ ಮತ್ತೇನೂ ನನಗೆ ಕೇಳಿಸುತ್ತಿಲ್ಲ ತಂದೆ.
0: ಇಂದಿನಿಂದ ನೀನು ಶಂಭುಲಿಂಗ. ಶಂಭುಲಿಂಗ ನಾಮದಿಂದ ಮಹಾನ್ ಆರೂಢನಾಗಿ ಮೆರೆಯುವೆ. ನಿನ್ನ ನಡೆಯಿಂದ ಧರೆ ಪಾವನವಾಗಲಿ, ನುಡಿಯಿಂದ ನಾಡು ಬೆಳಗಲಿ. ಒಂದು ಕಡೆ ಶಿವ, ಇನ್ನೊಂದು ಕಡೆ ಮಾನವ, ಇವೆರಡನ್ನೂ ಬೆಸೆಯುವ ಶಿವ ಮಾನವ ನೀನಾಗು. ದೇಷ ಅಸೂಯೆಗಳಿಗೆ ಕಾರಣೀಭೂತವಾದ ಜಾತಿ ಭೇದಗಳನ್ನು ತೊಡೆದು ಹಾಕುವ ಚಿಂತಾಮಣಿಯಾಗು. ಮಗು, ಅದಕ್ಕಾಗಿಯೇ ನಿನಗೊಂದು ರಂಗ ಸಿದ್ಧವಾಗಿದೆ. ಕೇಳು ಕೇಳು ಆರ್ತನಾದ
2: ಶಂಭುಲಿಂಗ. ಶಂಭುಲಿಂಗ ಎಲ್ಲಿದೆಯೋ? ನನ್ನ ಕೂಗು ನೀನು ಕೇಳಿಸಕ್ಕಿಲ್ಲೇನೋ? ಬಾರೋಯಪ್ಪ, ನನ್ನನ್ನು ಉದ್ಧರಿಸು ತಂದೆ, ಉದ್ಧರಿಸು.
0: ಶಂಭುಲಿಂಗ, ಮತ್ತೇಕೆ ವಿಳಂಬ? ನಿನ್ನ ಕಾರ್ಯರಂಗದ ಮೊದಲ ದೃಶ್ಯವಿದು. ಹೊರಡು, ನಿಜವಾದ ಶಂಭುಲಿಂಗನಾಗು.
2: ಶಂಭುಲಿಂಗ
3: ಬಂದೇ ಬಂದೇ ಬರಕತ್ತೀನಿ, ಬಂದೇ ಬಂದೇ.
2: ಯಪ್ಪ ತಂದೆ, ಪರ್ಚಿ ಪಾಟೀಲ್ ಚೆನ್ನಪ್ಪ ಹಚ್ಚಿ ಮನೆತನದಾಗ ಹುಟ್ಟಿ ವಾಲಿ ಮನೆತನದ ಸೊಸೆಯಾಗಿ ಮುತ್ತಿನಂತ ಎಟ್ಟು ಮಕ್ಕಳನ್ನ ಹೆತ್ತು ವಂಶೋದ್ಧಾರದ ಕರ್ತವ್ಯನೂ ಮುಗಿಸಿನಿ. ನನಗ ಮುಕ್ತಿ ದಯಪಾಲಿಸು ತಂದೆ. ಶಂಭುಲಿಂಗ ಮುಕ್ತಿ ದಯಪಾಲಿಸು.
1: ನಾನೇ ಶಂಭುಲಿಂಗ ಬಂದಿದ್ದೀನಿ. ಏ ಗೌಡಶಾನೆ, ಹೇಳ, ನನ್ನಿಂದೇನಾಗ್ಬೇಕು ಹೇಳ.
2: ನಿನ್ನ ನೋಡಿದ ಮ್ಯಾಲ ಯಾನ್ ಹೇಳಕ್ಕೂ ನಾಲ್ಗೆನೆ ಹೊಳ್ಳದಂಗಾಗೈತಿ. ಬಾಯಿ ಪಟಪಟ ಅಂತ ಬಡಬಡಿಸ್ತಾವು. ಆದ್ರ ಅಕ್ಷರ ಹೊರಗ ಹೊಂಡವಲ್ಲೋ ಯಪ್ಪ.
1: ಅದೇನ್ ಹೇಳ್ಬೇಕು ತಿದ್ದೀಯ ಹೇಳ ಗೌಡ್ತಿ.
4: ಯಾನ್ ಹೇಳ್ತಾರ ಅವರು ಪಾಪ, ನಮ್ ಗೌಡ್ತಿಗೆ ಅದೇನು ಎದೆಗೆ ಗಡ್ಡಿ ಬೆಳೆದೈತಂತೆ. ಹಕೀಮರಿಗೆ ಗುಣ ಮಾಡಕ್ಕೆ ಆಗಿಲ್ಲ. ಪೂಜಿ ಪುನಸ್ಕಾರನ ಗೌಡ್ರು ಬೇಕಾದಷ್ಟು ಮಾಡಿಸ್ರೆ ಗೌಡ್ರಿ ಇದೇ ಒಂದು ತಲೆಬೇನೆ ಕುಂತದೆ. ಅದಕ್ಕೆ ಗೌಡ್ತಿ ನಿಮ್ ಪಾದಕ್ಕೆ ಬಿದ್ದಾರೆ.
1: ಗೌಡ್ಶಾನೆ ನಿಲ್ಸ, ಯಾಕೆ ಕಳಕ್ ಹತ್ತಿ? ಸಾಕ್ ಸಾಕ, ನಿನ್ಗೆ ಕಾಯಿಲೆ ಗುಣ ಆಗಕ್ ಬೇಕಲ್ಲ, ನೋವು ಹೋಗಬೇಕಲ್ಲ.
2: ಹೌದು ಹೊಡೆದಪ್ಪ ಹೌದು, ಈ ನೋವು ತಡ್ಕೊಳಕ್ ಆಗವಲ್ದು.
1: ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ಯಾಕೆ ಗೋಳಾಡಕ್ ಹತ್ತಿದಿ? ಅದನ್ನ ಕೊಟ್ಟು ಬಿಡು.
2: ಅಂದ್ರ ಏನು ಯಪ್ಪ ನೀ ಹೇಳುದು?
1: ಹೌದವ್ವ, ನಿನಗಿರೋ ನೋವನ್ನ ನನಗೆ ಕೊಟ್ಟು ಬಿಡು, ನಾನು ಅದನ್ನ ತಗೊಂತೀನಿ.
2: ಅಯ್ಯೋ, ಯಾನ್ ಕೇಳಿದ್ರು ಕೊಡ್ಬಹುದು, ಆದ್ರ ನನ್ನ ನೋವು ಇನ್ನೊಬ್ರಿಗೆ ಹೆಂಗ ಕೊಡಕ್ ಬರುತ್ತೋ ತಂದೆ?
1: ನೀನ್ ಕೊಡಕ್ಕೂ ಆಗಂಗಿಲ್ಲ, ಇಟ್ಕೊಂಡು ತಡ್ಕೊಳಕ್ಕೂ ಆಗಂಗಿಲ್ಲ. ಹಿಂಗ್ ಹೊಯ್ದಾಡ್ಬಾರ್ದವ್ವ, ಹೊಯ್ದಾಡ್ಬಾರ್ದು. ಒಂದೇ ಮನಸ್ಸಿರ್ಬೇಕು.
2: ನನಗಾಗ್ತಿರೋ ಸಂಕಟದಾಗ ನನಗೆ ಯಾರೂ ತಿಳಿವಲ್ದು, ಯಾರು ಹೊಳಿವಲ್ದು, ನಾ ಏನಾ ಮಾಡ್ಲಿ ಹೇಳ ತಂದೆ?
1: ತಿಳಿತೈತಿ, ಆದ್ರೆ ಹೇಳಕ್ ಬರ್ದಂಗೆ ನಿನಗೆ ಮಾಯೆ ಮುಸುಕಾಕೈತಿ. ನೀನು ತಾಯಿ, ನಾನು ಮಗ, ನಿನ್ನ ಮಗ ನಿನ್ ಎದೆ ಹಾಲು ಕೇಳ್ತಾನೆ, ಕೊಟ್ಟು ಬಿಡ.
2: ಅಯ್ಯೋ ತಂದೆ, ಯಾಕಪ್ಪ ನನ್ನ ಮನಸ್ಸು ಮತ್ತಷ್ಟು ನೋಯಿಸಿ ನನ್ನ ಜೀವಂತ ಸಾಯಿಸ್ತೀಯೋ?
1: ತಾಯಿ ಎದೆ ಹಾಲ್ನ ಮಗ ಕುಡಿಬಾರ್ದೇನ?
2: ಶಿವನ, ಶಂಭುಲಿಂಗ, ಹಾಲು ಕೊಡುವ ಎದೆಯೇ ಹುಣ್ಣಾಗೈತಿ ತಂದೆ. ಅದಕ್ಕಾಗಿ ಉಪಚಾರ ಮಾಡಿಸ್ಕೊಂಡು ಜೀವ ರೋಸ್ ಹೋಗೈತಿ. ನಾ ಯಾನ್ ಮಾಡ್ಲಿ, ಹಾಲು ಬರೋ ಬದ್ಲು ನನ್ನ ಎದೆಯಾಗ ಕೀವು ನೆತ್ರ ಸೋರ್ತೈತಿ, ಹೊಲಸು ನಾರ್ತೈತಿ ತಂದೆ.
1: ಹಾಗಿದ್ರೆ ಫಲ ಪಕ್ವವಾಗಿದೆ ಅನ್ನಂಗಾತು. ನಿನ್ನ ಮಲೆಯೊಳಗಿನ ಹಣ್ಣನ್ನ ನಾನು ಉಣ್ಣಲೇಬೇಕು.
2: ಯಾನ್ ಮಾತು ಅಂತ ಹೇಳಕತ್ತೀಯು?
1: ತಾಯಿ ಎದೆಯಾಗೆ ಹುಣ್ಣಿದ್ರೆ ಜಗತ್ತು ಎಂದೂ ತಣ್ಣಗಿರೋದಿಲ್ಲ, ಕೊಟ್ಟು ಬಿಡು.
2: ಅಯ್ಯೋ ಬೇಡ ತಂದೆ, ಬೇಡ.
1: ಕೊಡವಾ ಕೊಡವಾ ಕೊಡ. ತಾಯಿಯ ಮಲೆ ಹಾಲಿನಲ್ಲಿ ವಿಷ ಇರಕ್ಕೆ ಸಾಧ್ಯನೇ ಇಲ್ಲ, ಕೊಟ್ಟು ಬಿಡು ಹಾಲು. ಕೊಡ
2: ಬೇಡ ತಂದೆ.
4: ಇವನ ಅಯ್ಯಪ್ಪ, ಅವರೆದಿ ಬಾ ಹೆಚ್ಚು ಮಲಿ ಕುಡಿಯಕ್ ಹತ್ತಲ್ಲಪ್ಪ ಇವ, ಹುಚ್ಚಿ ಧಾನ ಹೆಂಗೆ ಅವರೇ ಛಾಡಿಸ್ವದಿರಿ ಅವನ್ನ. ಏ ಯಾವನು ಯಾವನು ನೀ?
1: ನಾನೇ, ನಾನು ನಿರಾಕಾರ, ಮಾಯೆಯಿಂದ ದೂರಾದವ.
4: ಮಾಯೆ? ಮಾಯೆ ಅಂದ್ರೆ?
1: ನಿಜವಲ್ಲದ ತೋರಿಕೆ.
4: ಏ ಮೈ ಮ್ಯಾಕ್ ಖಬರ್ ಐತೇನೆ ಒಂದಿನಗೆ? ನೀ ಮಾಡಿದ್ದೇನು, ನೀ ಮಾಡಿದ್ದೇನಾರ ಗೌಡ್ರಿಗೆ ಗೊತ್ತಾದ್ರೆ ನಿನ್ನ ಸುಟ್ಟು ಹಾಕ್ತಾರೆ. ಅಲ್ಲ, ಊರಾಗಿನ ಏಸೋ ಮಂದಿ ನಮ್ ಗೌಡ್ಶಾನಿ ಮಾರಿ ಇನ್ನೂ ನೋಡಿಲ್ಲ. ಅಂಥದ್ದು ಈ ಪರದೇಶಿ ಸಾಧುಗೆ ಎದಿ ಹಾಲು ಕುಡಿಸಿದ್ರಲ್ಲಪ್ಪ ಗೌಡ್ತಿ. ಅಲ್ಲಲೇ, ಏ ಪರದೇಶಿ, ಸಾವಿನ ಅಂಜಿಕೆಯಾರ ಐತಿಲ್ಲೋ ನಿನಗೆ?
1: ಅಗಾನೇನೇ, ಮೃತ್ಯಿಗೆ ಯಾರು ಅಂಜೋದಿಲ್ವೋ ಅವ್ರಿಗೆ ಜೀವನ ಮರಣ ಎರಡು ಒಂದೇ.
2: ಅವನ್ನ ಯಾರು ಅಂತ ತಿಳಿದಿದ್ದೀನಿ. ಯಾವ ಅಗಸಿದ್ಧಿ ಉಪಚಾರಕ್ಕೂ ಬಗ್ಗದ ನನ್ನ ಕಾಯಿಲೆನ ಕ್ಷಣ ಮಾತ್ರದಲ್ಲಿ ವಾಸಿ ಮಾಡಿದ ಬಹುರೋಗ ವೈದ್ಯ. ಅವ ಮನುಷ್ಯರ ಪೈಕಿ ಅಲ್ಲ, ದೇವರು ಶಿವ. ಜಗದ ನಂಜನೆಲ್ಲ ಉಂಡಾಕು ನಿಂತ ನಂಜುಂಡ, ನಂಜುಂಡೇಶ್ವರ.
4: ಅವರೇ ನೀವೇನೇಂದ್ರಿ, ಇಲ್ಲಿ ಸರಿಯಲ್ಲ.
2: ನಿಲ್ಲಿ, ಯಾರು ನಿಂತ ಜಾಗದಿಂದ ಕದಲ್ಬೇಡ್ರಿ.
4: ಗೌಡ್ರಿಗೆ ಸುದ್ದಿ ಮುಟ್ಸ ನಡೀರಿ.
1: ಸಂಗವ್ವ, ಈಗ ನಿನಗೆ ಏನ್ ಅನ್ನಿಸ್ತಾ ಐತಿ?
2: ನೀ ಎದಿಗ್ ಬಾಯಿ ಹಚ್ಚಿ ಹೀರಿದಾಗ ಎದೆಯಾಗ ಬೆಳೆದಿರೋ ಗಡ್ಡಿ ಮಾಯಾತು, ಬಾವಿಲ್ಲ ನೋವಿಲ್ಲ, ಆರಾಮದೀನಿ.
1: ಸರಿ ಸಂಗವ್ವ, ನನ್ನ ಕೆಲಸ ಆತು, ನಾ ಇನ್ ಹೊಂಟ.
2: ಯಪ್ಪ ತಂದಿ, ನನ್ನು ನಿನ್ನ ಸಂಗಾಟ ವಯ್ಯೋ.
1: ನೀ ನನಕೂಟ ಹೋಗ ಹೋಗ್ತಿ ಪ್ಯಾಲಿ.
5: ನನಗೇನ್ ಮಠನ ಮನೇನ ಊರ ಕೇರಿನ, ನಿಂತಲ್ಲೆ ಮನೆ ಕುಂತಲ್ಲೆ ಮಠ, ನಾ ಬರೀ ಲಂಗೋಟಿ ತುಂಡ ಕಂಬಳಿ ಆರ್ವಡ.
2: ತಂದೆ, ನಾ ಇದೋ ತನಕ ಗೌಡ್ತಿ ಸಂಗಮ ಆಗಿದ್ನಿ, ನೀ ನನಗ ಪುನರ್ಜನ್ಮ ಕೊಟ್ಟು ಕ್ಯಾಸಿಂದ ನಾ ಆ ವ್ಯಾಮೋಹ ಕಳ್ಕೊಂಡೆ. ಇನ್ನು ನಾ ಸಾಯೋತನ ನಿನ್ನ ಪಾದ ಸೇವ ಮಾಡಿ ಈ ಜನ್ಮ ಸಾರ್ಥಕ ಮಾಡ್ಕೋತೀನಿ, ನಿನ್ನ ಶಿಷ್ಯವೃತ್ತಿ ಮಾಡ್ತೀನಿ. ಅಷ್ಟು ದಯ ಮಾಡೋ ಯಪ್ಪ, ದಯ ಮಾಡೋ.
5: ಅಲ್ಲ, ಮೀನಕೇರಿ ಗ್ರಾಮದ ವಾಲಿ ಮನೆತನ ಅಂದ್ರೆ ಈ ಸುತ್ತ ಹತ್ತ ಹಳ್ಳಿಯಾಗಿ ಪ್ರಸಿದ್ಧ ಮನೆತನ. ಅದ್ರಾಗೂ ನೀ ಆ ಮನೆ ಸೊಸಿ, ನೀ ಈ ಆರೂಢ ಜಂಗಮ್ಮನ ಹಿಂಬಾಲೆ ಬಂದಿ ಅಂದ್ರೆ ಲೋಕ ಏನಂದಾತು, ಮಂದಿ ಏನಂದಾರು?
2: ಲೋಕಕ್ಕ ನೀ ಅಂಜತಿಯನ, ಮಂದಿ ಮಾತಕ್ಕೆ ಹೆದರ್ತಿಯನ? ನನಗೀಗ ಬೇಕಾಗಿರೋದು ಮುಕ್ತಿ, ಜೀವನ್ ಮುಕ್ತಿ, ಸಾರ್ಥಕ ಜೀವನ. ನನಗ ದೀಕ್ಷೆ ಕೊಟ್ಟು ಆಶೀರ್ವಾದ ಮಾಡೋ ತಂದೆ.
5: ದೀಕ್ಷೆ ಅದು ಕಠಿಣ, ದೀಕ್ಷೆ ತಗೊಂಡ ಮೇಲೆ ಹಿಂದೆ ಸರಿಯಂಗಿಲ್ಲ. ಆ ಆತ್ಮ ಬಲ ಐತೇನ್ ನಿನಗೆ?
2: ಪರೀಕ್ಷೆ ಬಾಡ ಕಡ್ಡಿ ಇಲ್ಲ, ಒಂದು ಮಾತು ನೆಪ್ಪಿರ್ಲಿ. ಸೂರ್ಯನ ತೇಜಸ್ಸು ಕಳೆಗುಂದಿದ್ರು, ಚಂದ್ರನ ತಂಪಾರಿ ಬಿಸಿ ಏರಿದ್ರು, ನಾ ನಿಂತು ಮೆಟ್ಟಿದ್ದ ಸರಿಯವಳಲ್ಲ. ನಂದು ಸುಸ್ಥಿರ ಮನ, ಸಮಾಧಿ ನಿಷ್ಠೆ,
5: ಭಾವಹೀನ ಜಗತ್ತಿನ ನಿಷ್ಠುರ ನಾನು.
2: ಯುಕ್ತ ಅಯುಕ್ತ, ನೀತಿ ಅನೀತಿ ಒಂದೂ ನನಗ ತಿಳಿಯಂಗಿಲ್ಲ. ನಿನ್ನ ಜ್ವಾಲೆಯಿಂದ ಸುಟ್ಟು ನನ್ನ ವೈರಾಗ್ಯ ಮೂರ್ತಿ ಮಾಡು, ಅಷ್ಟೇ ನಾ ಹೇಳಾಕೆ.
5: ಹಂಗಾರ ಇದೇ ದಿನ ಕಡೆ ತೀರ್ಮಾನ ಏನು?
2: ಹೌದು.
5: ಹಂಗ ಈಗ ನಾನು ಬಂದೆ.
2: ಎಲ್ಲಿ ಹೋಗ ಕತ್ತಿ ಬಿರ್ಬಿರ್ನೆ? ಅಲ್ಲಿ ಬರೀ ನಾಗರಪಡಿ ಬೆಳ್ದೈತಿ, ಮುಳ್ಳು ಮುಳ್ಳು ಚುಚ್ಚಾವು.
5: ನಾಗರಪಡಿ ಅದೇ ಬೇಕು ನನಗ.
2: ಮುಟ್ಟಿಗಿಟ್ಟಿ ಅದನ್ನ, ಆದ್ರೂ ಮುಳ್ಳು ಚೂಜಿ ಚೂಜಿ ಇದ್ದಂಗ, ಎಂಥ ಗಟ್ಟುಳ್ಳವಾದ್ರೂ ತಾಕಿಂದ ಚೀರಾಡಕ್ಕೆ ಬೇಕು. ಬಾ ಈ ಕಡೆ.
5: ನಿನ್ನ ಆತ್ಮಬಲ ಪರೀಕ್ಷೆ ಮಾಡು ಅಂತ ಹೇಳಿದೆಲ್ಲ, ಅದನ್ನೇ ಮಾಡ್ತೀನಿ. ಈಗ ಸುಮ್ನೆ ಕೊಂಡ್ರ ನನಗೆ ಹೇಳಕ್ ಬಂದಾಳ.
2: ಏನಾಗೈತು ತಂದೆ? ಅಗ ನಾಗರಪಡಿ ಕಡಿಯ ಕತ್ತಿಯನ. ಯಪ್ಪ ಶಿವನೇ, ತಂದ ರಾಶಿ ಹಾಕದ್ನಲ್ಲಪ್ಪ.
5: ಗಪ್ ಗಪ್ ಕೊಂಡ್ರ ಅಂದೆ ಅಗವಾ, ಈಗ ಹೆಂಗಾತು ರಾಶಿ?
2: ಮುಳ್ಳಿನ ಗದ್ದಿಗೆ ಆದಂಗಾತು, ಪಸಂದಾಗೈತಿ.
5: ಹಂಗ ಮಲ್ಗೋ ಆದ್ರ ಮ್ಯಾಗ.
2: ಅಯ್ಯೋ, ಏಸೊಂದ್ ರಾಶಿ ಹಾಕಿ ಹೆಂಗ್ ಹತ್ಲಿ? ಪಾವಟಿಗೆ ಇಲ್ಲ, ಏರಕ್ ಬರ್ದಾಗ ಆಗೈತಿ.
5: ಹಂಗ ನಾನೇ ನಿನ್ನ ಎತ್ತಿ ಅದ್ರ ಮೇಲೆ ಬಿಸಾಕ್ತೀನಿ, ನಾಗರಪಡಿ ಮೇಲೆ ಮಲಗು.
2: ಅಯ್ಯ ಶಂಭುಲಿಂಗ,
5: ಕಚ ಕಚ ಕುಣಿ ಅದ್ರ ಮ್ಯಾಗ ಕುಣಿ. ವಾ ವಾ ಸಂಗವ, ದುಷ್ಟ ಶಕ್ತಿನ ಸಂಹಾರ ಮಾಡಕ್ ನಿಂತ ಚಂಡಿ ಚಾಮುಂಡಿ ರುದ್ರ ಕಾಳಿ ಕೇಕೆ ಹಾಕಿ ಕುಣದಂಗ ಆತು. ಸಂಗವ, ನಾಗರಪಡಿ ಮುಳ್ಳು ಚುಚ್ಚಿ ನೋವಾಗ್ಲಿಲ್ವಾ ನಿನ್ನ ದೇಹಕ್ಕ?
2: ನೋವಾ ನನಗ? ಯಪ್ಪ, ಕುತ್ನಿ ಗಾದಿ ಮ್ಯಾಲ ನಿಂತಂಗಾತು, ನೀ ಕುಣಿ ಅಂತೆ ಕುಣದೆ. ಇನ್ನಾದ್ರೂ ದೀಕ್ಷೆ
5: ತಲಿ ಬೋಳ್ಸಾಕ ಬೇಕು ನೀನು.
2: ಒಪ್ಪಿದ್ನಿ ತಂದೆ.
5: ನಿನಗ ಈ ಹೊತ್ತಿನಿಂದ ಪುನರ್ಜನ್ಮ, ನೀನು ಸಂಗವಲ್ಲ ಬಸಮ್ಮ. ಬಸ್ಸಿ ಬಸ್ಸಿ ಬಸ್ಸಿ.
6: ನಿಂಗ
7: ಧಣರೆ,
6: ನೀ ಹೇಳೋ ಸುದ್ದಿ ಖರೆ ಖರೆನಾ?
7: ಖರೆ ರೀ ಧಣಿ ಖರೆ. ಅವ್ವ ಅವರು ಶಂಭುಲಿಂಗ ಸ್ವಾಮಿಗಳ ಸಂಗಟ ಹಾದ್ರಿ.
6: ಕೇಳಿರಾ ಕೇಳಿರಾ ನಂಟ್ರ, ಇದಕ್ಕ ನಿಮ್ಮನ್ನ ಕರ್ಸೀನಿ. ಆಮೇಲೆ ಏನಾದ್ರೂ ತಾಳಿ ಹೆಚ್ಚು ಕಮ್ಮಿ ಆತು ಅಂದ್ರೆ ನಾ ಕೇಳೋ ಮಗ ಅಲ್ಲ, ನಾ ಸಿಟ್ಟಿಗೆ ಬರೋ ಮನುಷ್ಯ ಅಲ್ಲ. ನಿಮಗ್ ಖೂನ್ ಐತಿ, ಆದ್ರೆ ಇದು ಎರಡು ಮಂಟಂದ ಇದ್ದತ್ತಿ ಮಸಿ ಮಸಿ ಬಳಿಯೋ ಕೆಲಸ. ದುನಿಯಾದಾಗ ಆಕಿ ಎಲ್ಲೇ ಇಲ್ಲಿ, ಆಕಿನ ಕಡಲ್ ಕ್ಯಾಸಿದ್ ಹೆಡಗಿ ತುಂಬಿಸ್ತೀನಿ. ನಂಬರ್ ಏನ್ ನನ್ನ ಮಾತನ್ನ?
8: ಜನ ಸಮಾಧಾನದಲ್ಲಿ ಇರ್ತಾ ಬರ್ರಿ ನೀವು. ಇದು ಹಕ್ಕಿಕತರ ಏನು? ಯಾನ್ ನಡೆದದ? ಆಕೆಲ್ಲಿದ್ರು ನಾ ಪತ ತೆಗಿತ.
6: ನಮ್ಮದ್ದ ಮುತ್ಯಾರ ಕಾಲದಿಂದ ಯಾವ ಮಗನ ಕಡೆಯಿಂದನೂ ಆ ಕಡೆ ಸರದ್ನಿಲ್ಲ ಅನ್ಸ್ಕೊಂಡಿಲ್ಲ, ಬಳ್ಳ ಮಾಡಿ ತೋರಿಸ್ಕೊಂಡಿಲ್ಲ. ಈ ಹುಚ್ಚುಮುಂಡಿ ಮಾಡಿದ ಕೆಲಸಕ್ಕ ಮಸಡಿ ಮಸಡಿ ಹತ್ತಲಾರ್ದಂಗ ಆತು.
8: ಮರ್ಯಾದೆ ನಿಮ್ದು ಬಿ ಹೋದ್ರು ಅಷ್ಟ, ನಮ್ದು ಹೋದ್ರು ಬಿ ಅಷ್ಟ ಅದ. ಆಕಿ ನಮ್ ತಂಗಿ ಅಂತ ಹೇಳಕ ನಾಚಿಕ್ ಬರ್ಲಾಕ ಹತ್ತದ. ರೇಕುಳಿಗೆ ಭರ್ಜಿ ಮನೆತನದ ಚನ್ನಪ್ಪ ಹಜ್ಜಿಯವರ ತಂಗಿ ಒಬ್ಬ ಸಾಧುರ ಸಂಕಟ ಹೊಡೆದು ಹಾದ್ಲು ಅಂದ್ರ ನಮ್ ಇಜ್ಜತ್ ಉಳ್ದದ ಅಂತೀರಿ? ಆಕಿಗೆ ಅಣ್ಣ ಆದ ತಪ್ಪಿಗೆ ನಮ್ ಮಣ್ಣು ತಿನ್ಬೇಕಾಗದ ಕುತ್ಕೊಂಡು.
6: ಯಾಡ್ ಮಕ್ಕಳ ತಾಯಿ ಅನ್ಸ್ಕೊಂಡು ಸುತ್ತ ಹತ್ತ ಹಳ್ಳಿ ಜನರ ಬಾಯ ಗೌಡಶಾನಿ ಅನ್ಸ್ಕೊಂಡು ಮತ್ತ ಈಕಿಗೆ ಯಾವ ಕಡೆಯಿಂದರೆ ಬಂದಿರಬೇಕು ಈ ಕೆಟ್ಟ ಬುದ್ಧಿ? ತಿನ್ನುಡಕ್ ಕಡಿಮಿಲ್ಲ, ದಾಗಿನಕ್ ಕಡಿಮಿಲ್ಲ, ದೌಲತ್ಗೆ ಕಡಿಮಿಲ್ಲ. ದಿನ ಬೆಳಗಾದ್ರ ಹತ್ತಾಳ ಹತ್ತಾಳ ದುಡಿತಾವ ನನ್ನ ಮನ್ಯಾಗ.
8: ಒಬ್ಬಾಕೆ ತಂಗಿ ಅಂತ ಮುದ್ದಿಲ ಬಾಯ ತುತ್ತ ತೆಗೆದು ಕ್ಯಾಸಿಂದ ತಿನಿಸಿ ಜೋಪಾನ ಮಾಡಿದ್ದಕ್ಕ ಸಂಜೆ ಕಲಿಸಿದ್ಲು ಬುದ್ಧಿ. ನಾ ಕರೆ ಹೇಳ್ತೀನಿ ನಂಟ್ರ, ಆಕೆ ಹೆಣ ನಾ ಕಣ್ಣಿಲ್ ನೋಡೋಬೇಟ, ಬಾಯಿಗನ್ನ ನೀರ್ ಸುದ್ದ ಹಾಕಂಗಿಲ್ಲ.
6: ಇಂದ ಭೂಮಿ ಮ್ಯಾಲ ಆಕೆನೇ ಇರ್ಬೇಕು ಒಂದು, ಇಲ್ಲ ನಾನು ಇರ್ಬೇಕು ಒಂದು, ಯಾಕ್ರಾಗ ಒಂದು ಆಗಾಕಬೇಕು ಇವತ್ತ
8: ನಂಟ್ರ. ಹತ್ತು ಮಂದಿ ಆಕೆನ ತಪಾಸ್ ಮಾಡಕ್ ಕಳಿಸಿ ನಾ ಈ ಕಡೆ ಬಂದಿನಿ, ಪತ್ತೆ ಹತ್ತುದಟೇ ತಡ.
6: ಥೂ, ಹೋಗಾಕಿ ಉಣ್ಣಾ ಕಿಡ್ತಿದ್ದ ಕೈಯಿಂದಲೇ ನನಗೊಂದಿಟ್ಟು ಮಕ್ಕಳಿಗೊಂದಿಟ್ಟು ವಿಷ ಕೊಡಬೇಕಿತ್ತು. ಎಲ್ಲರೂ ಮಶಾನ ಕಳಿಸಿ ಹೋಗ್ಬೇಕಾಗಿತ್ತು ಆರಾಮಿಲೆ. ತಪ್ಪು ಮಾಡಿದ್ಲು, ತಪ್ಪು ಮಾಡಿದ್ಲಿ.
8: ಬೈಲ ಸಾವು ಎಲ್ಲಾನ ಆ ಮಗನ ಪತ್ತ ತೆಗಿತ.
6: ಅವನ ಕಡೆಗೆ ಯಾರ್ ತಪ್ಪದರಿ? ಗಂಡ್ಸನವ ಈಕಿನ ಬೆನ್ನ ಹತ್ತಿ ಕ್ಯಾಸಿ ನಾನು ನಿನ್ ಸಂಗಾಟ ಬರ್ತೀನಿ ಅಂತ ಪೀಡಿಸಿದ್ರೆ ಬೇಚಾರ ಅವ ಏನ್ ಮಾಡ್ಬೇಕು? ಪದ್ಮಾಸ ವೈದಂದ
8: ಗಂಡ ಹೆಂಡ್ರ ನಡಬರ್ಕ ಯಾನರ ತೋಡೆ ತೆಪ್ಪು ನೆಪ್ಪು ಆಗಿರ್ತಾವ. ಹಂಗೇನಾರ ಆಗಿತ್ತಪ್ಪ ಅಂದ್ರ ಸಮಜಾಯಿಸಿ ಹೇಳಾದಿತ್ತು. ಕದ್ಕಂಗ ಕಿದಕಿಂಗ ತಾನೇ ಸಣ್ಣ ಪೋರ್ ಹಾಳ
6: ಬಂದ ಪಾಪ ಬರ್ವಲ್ಲಕ್ಕ. ಇಬ್ರು ತಲಾಶ್ ಮಾಡಿಸ್ಕ್ಯಾಸಿಂದ ಇಬ್ಬರಿಗೆ ಗುಂಡು ಹಾಕ್ತೀನಿ.
8: ಮೀನ್ ಕೇರಿ ರೇಕುಳಿಗೆ ಎಟ್ಲೂರ್ ಗೌಡಿಗೆ ಮನೆತನದ ಇಜ್ಜತಿಗೆ ಸವಾಲ ಕೂತದ ಈ ಪ್ರಶ್ನ. ದುನಿಯಾ ಆಗಲ್ದಾಕ್ ಇವತ್ತು ಇವತ್ತು ಇವತ್ತಾಗಿನ ಮುಗಿಸಿ ಮಣ್ಣಾಗಿಟ್ಟ ಮನೆಗೆ ಬರೋದು ನಡೀರಿ ನಟ್ರ.
6: ನಾಗ
8: ದಣಿ
6: ತತಾರಲ ಬಂದೂಕ ಲಾಕ್ ಲೇಕಾಗಿ ಹೋಗ್ಲಿ ಇವತ್ತ.
7: ದಣರೇ ದಣರೇ ಗೌಡಿ ಶಾರ ಬಾತಿ ಬಂದೈತ್ರಿ, ಪತ್ಯ ಹತ್ಯಾರೆ ಶಂಭುಲಿಂಗ್ ಸ್ವಾಮಿಗಳು ಕೊಟ್ಟಾರಂತ್ರಿ.
6: ನಡೀರಿ ನಂಟ್ರ.
7: ನೀವ್ಯಾಧಣಿ ಹತ್ತಗಳ ಕರ್ಕೊಂಡು ನಾನೇ ಹೊಕ್ಕಿ ಇವತ್ ನೀವ್ ಆರಾಮಲೆ ಕುಂದ್ರಿ ಮನೆಗೆ.
6: ಸಮಾಧಾನ ಇಲ್ಲ ಬಂದ್ರ ಆತು, ಇಲ್ಲಂದ್ರೆ ಕರ್ ಕ್ಯಾಶ್ ಅಡಗಿ ತುಂಬಿತ.
9: ಏರೇ ಹುಚ್ಚೊಳ ಮಕ್ಳ, ನಾವು ಬಂದಿರೋ ಸೂಚನಾ ಯಾರಿಗೂ ಭೀ ತಿಳಿಯಾಕ ಕೂಡುದು. ಹುಷಾರ್ಲಿ, ಆ ಭಜನೆ ಮಾಡಕತ್ತಿರಲ್ಲ ಅವ್ರ ಸಂಘಟನೆ ಕುಂತು ಆ ಸ್ವಾಮಿಲ್ಲದನೆ ಪತ್ತೆ ಹಚ್ಚಬೇಕು.
1: ತನು ಮನಗಳ ನಿನಗವನಿತ್ತರೇನು? ನೀ ನಿನ್ನ ಮನವನ್ನು ಕೊಡಲಿಲ್ಲ, ನಿನ್ನಂತಹ ದಾಸನ ಮೇಲೆ ಗುರುವೂ ನಂಬಿಕೆ ಇಡಲಿಲ್ಲ. ಬಸಿ
2: ಆಗ್ತಿ ತಂದೆ.
10: ಅಗ ಅಗ ಸ್ವಾಮಿನ ಆನ ಕೌಡ್ಸನ ಅದಾಳ ಲೇನಿಂಗೋ ಈಗಲೇ ಹೇಳಿಮ್ರಿ ಕಟ್ಟವ ಏನ
9: ಹೇಳಿ. ಅವಸರ ಮಾಡಕ್ ಹೋಗ್ಬೇಡ್ರಿ ಕುರುಸಾಲೆ ನನ್ನ ಮಕ್ಕಳ, ಎಲ್ಲ ಮಕ್ಕಂತಾರಲ್ಲ ಆಗ ನಮ್ ಕೆಲಸ.
10: ಇವನ್ ಈಗಲೇ ಸ್ವಾಮಿನ ಕಂಡೀನಿ, ಆಗ್ಲಿಲ್ಲ ಮಾಯಾದ್ನು ಇವನು. ಏ ನಿಂಗ ಎಲ್ಲದನೋ ಸ್ವಾಮಿ.
1: ವಸ್ತು ಎಲ್ಲಿದೆ ನೀ ಹುಡುಕುವಿ ಎಲ್ಲಿ, ಹೀಗಾದ್ರೆ ನೀ ಪಡೆಯುವುದು ಎಂದು ಮಾರ್ಗದರ್ಶಕ ಗುರುವನ್ನು ಸೇರು. ವಸ್ತುವೇ ನಿಲುವುದು ಮುಂದೆ ಬಂದು. ಬಸಿ ಎಲ್ಲರೂ ಬಂದಾರ?
10: ಏ ಬಸ್ಸಿ ಬಸ್ಸಿ ಅಂತಾರಲ್ಲ ಅಕಿನ ಗೌಡ್ಸಿನಿ ಅಲ್ಲ.
9: ಲೇ ಸುಮ್ನೆ ಕುಂದ್ರಲೇ ಮಗನೇ.
1: ಬಸಿ ಕಳ್ಳ ಬಂದಾನೆ ನಿನ್ನ ಕಟ್ಟಿ ಒಯ್ತಾನ.
2: ನೀ ಇರುವಾಗ ನನಗ್ಯಾಕೆ ಚಿಂತಿ?
1: ನಿನ್ನ ಚಿನ್ನದ ಸರಪಳಿಯಾಗ ಬಿಗದು ಬಂಗಾರದ ಪಂಜರದಾಗ ಬಂಧಿಸ್ತಾನಂತ.
2: ಅರ್ಥ ಆಗವಲ್ದು ತಂದೆ.
1: ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನೋ ಮಾಯಾ ಪಾಶದಾಗ ಬಿಗಿತಾರಂತ ಕಳ್ಳ ಸೊಳೆ ಮಕ್ಕಳು. ಹೊಕ್ಕೇನ
2: ಸಂಗೆ ಇದ್ದಿದ್ರೆ ಹೊಕ್ಕಿದ್ಲು. ನಾ ಬಸ್ಸಿ ಏನಿದ್ರು ಏನಾದ್ರೂ ಅದು ನಿಂದ
1: ಹಂಗ. ಲೇ ಪುರುಷಾರಿಗಳ್ರ ಅಲ್ಲಿ ಕಟ್ಟಿ ರಾಶಿ ಐತಿ, ಶಿಮಣಿ ಎಣ್ಣೆ ಒಗ್ಗೆ ಕೊಡ್ರಲ್ಲ ಅದಕ್ಕೆ ಬೆಂಕಿ. ಬಸಿ ಉಂಡ್ರತಿಯ ಬೆಂಕಿ ಮೇಲ.
2: ನೀ ಹೇಳದಂಗ್ ಕೇಳೋದ ನನ್ ಕೆಲ್ಸ ಅಲ್ಲೇನು?
1: ಲೇ ಹೊಟ್ಟಿದೇನ್ರಲೇ ಬೆಂಕಿ.
10: ಹೂನ್ರಿ ಉರಿ ಹಾಕತೈತಿ.
1: ಬಸಿ ನೀ ಈಗ ಉರಿಯುವ ಶಿವ ಜ್ವಾಲಿಯಾಗೆ ಕುಂದ್ರಕಾಬೇಕು. ಸೋಳೆ ಮಕ್ಳು ಯಾವನ ಬಂದು ಒಯ್ತಾನ ವೈಲಿ.
2: ಶಂಭುಲಿಂಗ ಶಂಭುಲಿಂಗ ನಿನ್ನ ದಯ ಕುಂತೇನು ಯಪ್ಪ ಬೆಂಕಿಯಾಗ ತಣ್ಣ ಕುಂತೇನು ಆರಾಮದೀನಿ.
7: ಲೇ ಗೌಡಿಶಾನಿನ ಬೆಂಕಿಯಾಗ ಕೊಟ್ಟೋ ಸ್ವಾಮಿ ಹಿಡಲಿ ಅವನ್ನ. ಇಲ್ಲ ಅವನವ ಅಲ್ಲಿ ಇಲ್ಲಿ ಇಲ್ಲಿ
10: ಯಪ್ಪ ಯಪ್ಪ ಯಪ್ಪ. ತಂದೆ
7: ನಿನ್ನ ಮಹಿಮಾ ತಿಳಿದೆ ನಿನ್ನ ಹಿಡಿಯಕ್ ಬಂದದ್ದು ನಮ್ದು ಅಪರಾಧ ತಪ್ಪ ಶಂಭುಲಿಂಗ, ನಮ್ಮ ಅಪರಾಧ ಕ್ಷಮ ಮಾಡಿಬಿಡಪ್ಪ ತಂದೆ.
1: ಬಸಿ
2: ಅಪ್ಪಣೆ ಕೊಡು ತಂದೆ.
1: ನಾವಿ ಎಲ್ಲದೀವಿ
2: ರೇಕುಳಗಿ ಗ್ರಾಮದಾಗ.
1: ಬಾಯಿಲಿ ತಗೋ, ಇದು ಜೋಳಿಗೆ, ಇದು ಸಾಮಾನ್ಯವಾದ ಜೋಳಿಗೆ ಅಲ್ಲ. ಹಿಂದೆ ಬ್ರಹ್ಮ ಅಹಂಕಾರದಲ್ಲಿ ಮೆರೆಯುತ್ತಿದ್ದಾಗ ಪರಮೇಶ್ವರ ಅವನ ರುಂಡವನ್ನು ಕತ್ತರಿಸಿದ. ಆಗ ಬ್ರಹ್ಮ ಕಪಾಲ ಆ ಶಿವನ ಕೈಯನ್ನು ಕಚ್ಚಿ ಹಿಡಿಯಿತು. ಆ ಪಾಪ ವಿಮೋಚನೆಗಾಗಿ ಬ್ರಹ್ಮ ಹತ್ಯಾ ಶಾಪದಿಂದ ಬಿಡುಗಡೆ ಹೊಂದಲು ಶಿವ ಭಿಕ್ಷೆ ಬೇಡಬೇಕಾಯಿತು.
5: ಯಾರು ಎಷ್ಟು ಭಿಕ್ಷೆ ನೀಡಿದರೂ ತ್ರಿಷೆ ಅವನಿಗೆ ಹಿಂಗಲಿಲ್ಲ. ಆಗ ಲೋಕಮಾತೆ ಪಾರ್ವತಿ ತನ್ನ ಪತಿಗಾದ ಪರಿತಾಪ ನೋಡಲಾರದೆ ಅನ್ನಪೂರ್ಣೆಯ ಅವತಾರ ತಾಳಿ ತನ್ನ ಸರ್ವಸ್ವವನ್ನೂ ಶಿವನ ಜೋಳಿಗೆಗೆ ನೀಡಿ ಶಿವನನ್ನು ಪಾಪದಿಂದ ಮುಕ್ತಗೊಳಿಸಿದಳು. ಅಂದಿನಿಂದ ಇದು ಜೋಳಿಗೆಯಾಗಿ ಇಂದಿಗೂ ಉಳಿದಿದೆ. ಅದರ ಸಂಕೇತವಾಗಿ ಈ ಜೋಳಿಗೆಯಾಗೆ ನಾಲ್ಕು ವೇದ, ನಾಲ್ಕು ಯುಗ, ನಾಲ್ಕು ಕಾಲ, ನಾಲ್ಕು ದಿಕ್ಕು ಎಲ್ಲ ಸಂಕೀರ್ಣವಾಗೈತಿ. ಈ ಜೋಳಿಗೆ ಲೋಕ ಕಲ್ಯಾಣಕ್ಕೆ ಮಾತ್ರ ಉಪಯೋಗವಾಗಬೇಕು. ಸ್ವಾರ್ಥಕ್ಕೆ ತುತ್ತು ಕೂಳೆತ್ತುವ ಬಡ ಜೋಳಿಗೆಯಾಗಬಾರದು.
2: ಅಂತಿಮೆಯಾಗಿದ್ದನ್ನ ಭಿಕ್ಷೆ ಬೇಡಕ ಹೆಂಗ್ ಉಪಯೋಗಿಸ್ಲಿ ತಂದೆ?
5: ನಿನಗೆ ಬಂದಿರೋ ಸಂಶಯ ಸಹಜ. ಆದರೂ ತುಟಿ ಕೊಟ್ಟ ಶಿವ ತುತ್ತು ಕೊಟ್ಟೇ ಕೊಡ್ತಾನಂತ ಮನೆಯಾಗೆ ಕುಂತ್ರೆ ಹೊಟ್ಟೆ ತುಂಬ್ತವ ನೋಡು. ಆ ಮನಿ ಖೂನ್ ಹತ್ತುತ್ತದೇನ್ ನಿನಗೆ?
2: ಅದು ಅದು ಅದು ನಾ ಹುಟ್ಟಿ ಬೆಳೆದ ಮನೆ, ನಮ್ಮ ತವರು ಮನೆ.
5: ಅದೇ ಮನೆ ಬಾಗಲಾಗ ನಿಂತು ಭಿಕ್ಷೆ ಬೇಡಿ ಪ್ರಸಾದ ತಂದು ಅದನ್ನು ಶಿವಪ್ರಸಾದ ಮಾಡಿ ತಿನ್ನಬೇಕು.
2: ನಿನ್ನಾಜ್ಞೆ ನಿನ್ನಾಜ್ಞೆ ಗುರುಕಾಂತಿ ಭಿಕ್ಷಾ. ಏಸೊಂದು ವರ್ಷಾತು ನಾ ಹುಟ್ಟಿದ ಮನೆಗೆ ಬಂದು, ಆಹಾ ಸುಂದರವಾದ ಮನೆ, ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂಪತ್ ಲಕ್ಷ್ಮಿ ಅಷ್ಟಲಕ್ಷ್ಮಿಯರು ಇಷ್ಟಪಟ್ಟು ನಿತ್ಯ ಪೂಜೆಗೊಳ್ಳುವ ಮನೆ, ಹತ್ತಾರು ಜನರಿಗೆ ಕೈ ಎತ್ತಿ ದಾನ ಮಾಡುವ ಮನೆ, ಈ ಮಹಾಮನೆ ನನ್ನ ತವರು ಮನೆ, ನನ್ನ ತವರು ಮನೆ. ಹೊತ್ತು ಹೆತ್ತು ತುತ್ತಿಟ್ಟು ಎತ್ತಿ ಮುದ್ದಾಡಿದ ಮನೆ, ಬಣ್ಣದ ತೊಟ್ಟಿಲಿಗೆ ಚಿನ್ನದ ಹಗ್ಗ ಕಟ್ಟಿ ನನ್ನ ತೂಗಿ ಹಾಡಿ ಹೆಸರಿಟ್ಟ ಮನೆ, ಅಂಗಳದಿ ಆಡಿ ಬಂದಾಗ ಅಂಗಾಲ ತೊಳೆದು ದಣಿದೆಯಾ ಮಗಳೆಂದು ಮುದ್ದಿಟ್ಟು ಸಂತೈಸಿದ ಮನೆ, ನಿತ್ಯ ರತ್ನ ಖಚಿತ ದಿವ್ಯಾಭರಣ ಧರಿಸಿದ ಮನೆ, ಇದು ನನ್ನ ತವರು ಮನೆ, ನನ್ನ ತವರು ಮನೆ. ಎಳೆ ವಯದ ಹಳೇ ನೆನಪುಗಳು, ಅಂದು ಸಣ್ಣವಳಿದ್ದಾಗ ಮುಕ್ಕರಿಸಿ ಬಿದ್ದು ಕಾಲಿಗೆ ಪುಟ್ಟ ಗಾಯ ಮಾಡಿಕೊಂಡಿದ್ದೆ, ಆಗ ಅದನ್ನೇ ದೊಡ್ಡದಾಗಿ ಮಾಡಿ ನೀನು ಹಗಲು ರಾತ್ರಿ ನಿದ್ದೆ ಕೆಟ್ಟು ಔಷಧೋಪಚಾರ ಮಾಡಿ ಬಾಳ ಸಂಗೀ ಎಂದು ರಮಿಸಿದ ಮನೆ, ಈ ಮನೆ. ಅವ್ವ ಶಿವನ ಪಾದ ಸೇರಿದ ದಿನ ನಾನು ಅಮ್ಮ ಅಮ್ಮ ಅಂತ ಬೋರಾಡಿ ಅಳುತ್ತಿದ್ದಾಗ ನನ್ನನ್ನು ಎತ್ತಿ ನೀ ನಂದ ಮಾತು, ಸಂಗೀ ಮಗಳೇ ಇನ್ನು ನಿನ್ನ ಪಾಲಿಗೆ ಅವ್ವ ಅಪ್ಪ ನಾನಮ್ಮ ನಾನೇ ನಾನೇ ಎಂದು ಸಲಹಿದೆ. ನನಗೆ ಹರೆಯ ಬಂದಾಗ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಸಂಗೀ ತವರು ಮನೆ ಕೀರ್ತಿ ಬೆಳಗುತ್ತಾಯೇ ಬೆಳಗುತ್ತಾಯೇ ಎಂದೆ. ಆದರೆ ನಾನಿಂದು ಶರಣೆಯಾಗಿ ನನ್ನ ತವರು ಮನೆ ಮುಂದೆನೇ ನಿಂತು ಭಿಕ್ಷಾ ಭಿಕ್ಷಾ ಅಂತ ಕೇಳಬೇಕಾಯ್ತು. ನನಗೇನಾಯ್ತು? ನಾ ಏನ ಬಡಬಡಿಸ್ತೀನಿ? ಮಾಯೆ ಮಾಯೆ, ಈ ಮಾಯೆಯ ಪರದೆ ಹರಿಯಲೇಬೇಕು, ಇಲ್ಲ ಅಂದ್ರೆ ಈ ಸಾಧನೆ ಸಿದ್ಧಿಯಾಗಕ್ ಸಾಧ್ಯನೇ ಇಲ್ಲ. ಸ್ಥಿರವಾಗು ಮನಸ್ಸೇ ಸ್ಥಿರವಾಗು, ಅಸ್ಥಿರಗೊಳ್ಳದಿರು ಅಸ್ಥಿರಗೊಳ್ಳದಿರು. ಗುರುಕಾಂತಿ ಭಿಕ್ಷಾ ಗುರುಕಾಂತಿ ಭಿಕ್ಷಾ.
11: ಬಂದೇ.
2: ಯಾರು ನೀನು? ಸಂಗವ್ವ ಬಾರವ ಬಳಿಕ ಬಾರವ್ವ. ಬಾಗಲ್ದಾಗ ನಿಂತ್ಕೊಂಡು ನೀನು ಭಿಕ್ಷೆ ಕೇಳೋದ? ಬಾ ತಾಯಿ ಬಾರವ್ವ ಒಳಗ.
12: ಇಷ್ಟು ದಿನ ನಾ ಒಳಕ ಇದ್ದೆ, ಸದ್ಗುರುನಾಥ ಶಂಭುಲಿಂಗ ನನಗ ಹೊರಗ್ ಕರ್ತಂದ.
2: ಏನವ್ವ ನಿನ್ನ ಮಾತು? ಇದು ನಿಂದ ಮನೆ ಅಲ್ಲೇನವ್ವ? ನೀನು ಹುಟ್ಟಿ ಬೆಳೆದ ನಿನ್ ತವ್ರ ಮನೆಯವ್ವ, ನಿನ್ ತವ್ರ ಮನೆ.
12: ನೀ ಎನ್ನುತ್ತ ನೀನಾದೆನು ನಾನು, ನೀ ಎನ್ನುತ್ತ ನಾನಳಿದೆ. ನಿನಗೆ ಅರ್ಪಿಸಿ ನನ್ನಲ್ಲೇ ನಾನಿರೇ ಒಳಗು ಹೊರಗು, ಬರೀ ನೀ ಸುಳಿದೆ ಶಂಭುಲಿಂಗ. ಶಂಭುಲಿಂಗ ನಾನು ನನ್ನದು ಎಲ್ಲವನ್ನು ಶ್ರೀ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅತ್ತಿಗೆಮ್ಮ. ನಾನು ನುಡಿಯೋದು ನಡೆಯೋದು ಎಲ್ಲವೂ ಗುರುವಾಗ್ನಿಯಂತೆ, ಬೇಗ ಪ್ರಸಾದ ನೀಡಿ ಕಳಿಸವ.
11: ಸಂಗವ್ವ, ನೀನು ನಿನ್ನ ಮನೆಗೆ ಬಂದು ಭಿಕ್ಷೆ ಕೇಳ್ಬೇಕಾ? ನೋಡವ್ವ, ನಿನಗ ಬೇಕ ತಗೊಂಡು ಹೋಗು. ನೋಡಿದ ನಾಲ್ಕ ಮಂದಿ ಏನಂದಾರ, ಮೊದ್ಲ ಒಳಗ ಬಾರವ, ಬಾರವ ಒಳಗ. ಅಲ್ಲವ್ವ, ನೋಡವ್ವ, ನಿನ್ನ ಅಣ್ಣ ಸಿಟ್ಟನಾಗ ಒಂದ್ ಮಾತಾಡಿರ್ಬೋದು, ಅದು ನಿನ್ ಮ್ಯಾಗಿನೇ ಪ್ರೀತಿಲೆ, ನಿನ್ ಮ್ಯಾಗಿಟ್ರೋ ಅಭಿಮಾನದಿಂದ. ನೀ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಹಠ ಮಾಡಕ್ ಹೋಗ್ಬೇಡ ತಾಯಿ. ಒಳಗ ಬಾರವ್ವ, ಒಳಗ ಬಾರವ್ವ ನನ್ನವ್ವ.
8: ಬರು. ಯಾರನ್ನ ಕರಿತೀಯ? ಸಂಗಿ, ನಡಿ ಮೊದ್ಲಿಂದ. ಮಾಡೋದೆಲ್ಲ ಮಾಡಿ ನನಗ ಊರಾಗ ಮಾರಿ ತೋರಿಸ್ಲಾರ್ದಂಗ ಮಾಡಿದ್ರು ಇನ್ನೂ ನೀನು ಸಮಾಧಾನ ಆಗಿಲ್ಲ. ಮತ್ ಹೊಳ್ಳಿ ಯಾಕೆ ಬಂದಿ? ನಾವ್ ಅದೀವೋ ಸತ್ತಿವೋ ಅಂತ ನೋಡಕ್ ಬಂದಿ?
7: ನನ್ನ ಮುಂದೆ ನಿಲ್ಬೇಡ,
8: ನಿಂದಷ್ಟು ನೀನ್ ನೋಡ್ಕೊಳ್ಳುವಾಕಿ.
12: ನಿಜ, ನೀನು ಮನುಷ್ಯ, ನಾನು ಮನುಷ್ಯಳೆ, ಇಂದಿಲ್ಲ ನಾಳೆ ಹಿಂದೆ ಮುಂದೆ ಸಾಯೋವ್ರೆ. ಅಂದಿಂದ ನಾ ನಂದಷ್ಟ ನೋಡಕ ಬೇಕು. ನಾ ನಿನಗ ಮಾತು ಕೊಟ್ಟೀನಿ, ತವರು ಮನೆ ಕೀರ್ತಿ ಬೆಳಗುತ್ತೀನಿ ಅಂತ. ನಾ ಫರ್ಜಿ ಪಾಟೀಲ್ ಹಚ್ಚಿ ಮನೆತನದಾಗ ಹುಟ್ಟಿ ವಾಲಿ ಮನೆಗೆ ಹೋದಾಕಿ, ಎರಡೂ ಮನೆತನದ ಕೀರ್ತಿ ಅಮರ ಆಗಾಕ ಬೇಕು. ಹೋಗ್ಲಿ, ಭಿಕ್ಷಾ ಅಂತ ಬಂದಾಕಿಗೆ ಭಿಕ್ಷಾ ನೀಡ್ತೀಯೋ ಇಲ್ಲ?
8: ಸಂಗೀ ಸಂಗೀ, ನಿನ್ನಿಂದ ನಮಗ ನಮ್ಮ ಮನೆತನಕ ಮಸಿ ಹಾಕ್ತು. ನಾ ಊರ ಮಾರಿ ಎತ್ತಿ ತಿರಿದಂಗಾತು. ನಮ್ಮ ಮಾನ ಮರ್ಯಾದೆ
12: ಧನ ದೌಲತ್ತು ಇದ್ರೇನೆ ಮಾನ ಮರ್ಯಾದೆ, ಆಸೆ ಇದ್ರೇನೆ ನಿರಾಸೆಗೆ ಬೆಲೆ. ಅದೇ ನನಗಿಲ್ಲ. ನಾ ಆ ಎಲ್ಲಾ ವ್ಯಾಮೋಹ ಬಿಟ್ಟಾಕಿ, ಒಂದಂತೂ ಖರೆ, ಶಂಭುಲಿಂಗ ಸದ್ಗುರುವಿನ ಕೃಪೆ ಹಚ್ಚಿ ಮನೆತನ ಕಾಯ್ತು ಗುರುಕಾಂತಿ ಭಿಕ್ಷಾ.
8: ಬಾರು ಬಾರು, ನನ್ನ ಸಹನೆ ನನ್ನ ತಾಳ್ಮೆಗೂ ಒಂದು ಮಿತಿ ಐತಿ. ನನ್ನ ಮನೆ ಮುಂದ ನನ್ನ ಬೆನ್ನಲ್ಲಿ ಬಿದ್ದಾಕಿ ಭಿಕ್ಷಾಂತ ಕೂಗಕತ್ತಾಳ ಅಂದಿಂದ ನಾ ಊರಾಗ ಸೈ ಅನಿಸ್ಕೊಂಡವ. ಬೇಡ ಬೇಡ, ಏನಾದ್ರೂ ನಾ ಐಕಿನ ಕಡ್ದು ಹೆಡೆಗೆ ತುಂಬತೀನಿ. ತಾ ತಾ ನನ್ ಕೊಡ್ರಿ.
11: ಬ್ಯಾಡ್ರಿ, ನನ್ ಮಾಸ ಕೇಳ್ರಿ, ಸಿಟ್ಟಿನ ಕೈಯಾಗ ಬುದ್ಧಿನ ಕೊಡ್ಬೇಡ್ರಿ
12: ಎಂದು ನನಗ ಗುರು ಶಂಭುಲಿಂಗನ ದರ್ಶನವಾಯಿತು. ಅಂದೇ ಈ ಭವಬಂಧನ ಅನ್ನೋ ಸರಪಣಿ ಕಳಚಿತು, ಪೂರ್ವಾಶ್ರಮದ ತೆರೆ ಸಡಲಿತು, ಪುನರ್ಜನ್ಮ ದೊರೆಯಿತು. ಅಂದು ನಾನು ಸಂಗಿ ಸಂಗಮ್ಮ, ಇಂದು ನಾನು ಬಸ್ಸಿ ಬಸ್ಸಮ್ಮ. ಆಸೆ ದೂರಾಗಿ ಮೋಹ ಅಳಿಯಿತು. ನಾನು ಹೋದೆನೋ ಅಥವಾ ಅವನೇ ಕರೆದನು, ಎಲ್ಲವೂ ದೈವ ಪ್ರೇರಣೆ, ದೈವ ಚಿತ್ತ. ಅದೆಲ್ಲ ಇರಲಿ, ನಾನಾಗಲೇ ಅಂದೆ ಗುರುಕಾಂತಿ ಭಿಕ್ಷಾ ಅಂತ. ಇನ್ನುಳಿದಿರುವುದು ಒಂದೇ ಬಾರಿ, ನೀಡುವ ಮನಸ್ಸಿದ್ರೆ ನೀಡಿ, ಇಲ್ಲ ಅಂದ್ರೆ ನಾ ಹೊಂಟೆ ಮುಂದಿನ ಮನೆಗೆ. ನಾನೀಗ ವಿರಾಗಿಣಿ, ನಿನ್ನ ಸಂಗವ್ವ ಅಲ್ಲ, ಅದನ್ನು ತಿಳಿಯಿರಿ. ಸ್ವೇಚ್ಛಾಚಾರದಿ ಸಾಗಿದವಳಲ್ಲ, ವೈರಾಗಿಣಿ ಆದಾಕೆ.
8: ಸೋತ್ನಿಲ್ಸು ನಿನ್ನ ವೇದಾಂತನ, ಯಾರನ್ನ ಕೇಳಿ ನೀ ಮನೆ ಬಿಟ್ಟು ಹಾರಿ? ನಿನ್ನ ಗಂಡನ ಕೇಳಿದ್ಯ?
12: ಸಾವು ಯಾರನ್ನಾದ್ರೂ ಕೇಳಿ ಬರುತ್ತೇನೆ.
8: ಹಂಗ್ ಸತ್ತದ್ರ ನನ್ನ ಪಾಲಿಗೆ ಜೀವಂತ ಇದ್ದ ತಂಗಿ ಸತ್ತು ಅಂತ ಕಣ್ಣೀರ್ ಹಾಕಿ ಋಣ ಬಗೆಹರಿತು ಅಂತ ಮೂರು ಹಿಡಿ ಮಣ್ಣ ಹಾಕ್ತಿದ್ದೆ
12: ಎಂದ ನಾ ಮನೆ ಬಿಟ್ಟು ಹೊಂಟೆ. ಅಂದೇ ನಿಮ್ಮ ಪಾಲಿಗೆ ನಾ ಸತ್ತೆ. ಸತ್ತವಳ ಬಗೆಗೆ ನೀವೇಕೆ ಮಾಡುವಿರಿ ಚಿಂತೆ? ಆಗ ಸಂಸಾರದ ಸುಳಿಯಲ್ಲಿ ಸಿಕ್ಕು ಸತ್ತಿದ್ದೆ, ಗುರುನಾಥನ ಕರುಣೆಯಿಂದ ಮತ್ತೆ ಎಚ್ಚತ್ತೆ.
8: ಗುರುನಾಥ ಗುರುನಾಥ ಗುರುನಾಥ, ಆ ನಿನ್ನ ಗುರುನಾಥನಿಗೆ ನೀನೇ ಬೇಕಿತ್ತ? ನನ್ನ ಮನೆಯೇ ಬೇಕಿತ್ತ? ಜಗತ್ತ ಬೇಕಾದಷ್ಟು ಮನೆ ಇತ್ತಲ್ಲ.
12: ಜಗತ್ತಿನಲ್ಲಿ ದಿನ ಸಾವಿರಾರು ಹೂಗಳು ಅರಳುತ್ತವೆ, ಆದರೆ ಕೆಲವು ಮಾತ್ರ ಶಿವನ ಪಾದ ಸೇರುತ್ತದೆ.
11: ಯಾಕ್ರಿ ಯಾಕ್ರಿ ನಿಮ್ ತಂಗಿ ಕೊಟ್ಟು ಸಿಟ್ಕಿರ್ತೀರಿ? ಸಾಕು ಮಾಡಿಣ್ಣ, ಇನ್ನಾದ್ರೂ ಸುಮ್ಕಿರ್ರಿ. ಸಂಗವ್ವ ಬಾರವ ಒಳಗ, ಬಾರವ ತಾಯಿ.
12: ನಾ ಒಳಗಿನಿಂದಲೇ ಹೊರಬಂದೆ, ಇನ್ನೆಂದು ಒಳಬರಲಾರೆ. ಶೂನ್ಯ ಮಂಡಲದಲ್ಲಿ ಮನೆಯನ್ನು ಮಾಡಿ ಸುಮಧುರ ನಾದವ ಕೇಳಿದೆನು. ರೋಮ ರೋಮಗಳು ದೀಪಗಳಾಗಿ ಬ್ರಹ್ಮವ ಬೆಳಕುತ ನಿಂತಿಯೇನು.
11: ನಿನ್ನೀ ಮಾತು ನಮಗೆ ಹ್ಯಾಂಗ್ ತಿಳಿತಾವ ಯವ್ವ? ಸಂಗವ್ವ ನಾವು ಅಜ್ಞಾನಿಗಳು, ನೀನು ಸುಜ್ಞಾನಿ ಆಗಿದ್ದಿ. ನೋಡವ್ವ, ಆಗ ಹೋದ ಘಟ್ನಾನ ಮನಸ್ಸಿನ ಮ್ಯಾಲ ತಗೊಂಡು ನಿನ್ನ ಅಣ್ಣ ಏನೇನೋ ಅಂದಾರ, ಆದ್ರ ಅದು ನಿನ್ ಮ್ಯಾಗಿನ ಕೋಪದಿಂದ ಅಲ್ಲ. ಏನಾದ್ರೂ ನೀನ್ ಈ ಮನಿ ತಂಗಿನ, ನೀ ತಾಪದಿಂದ ಏನಾದ್ರೂ ನುಡಿದಿ ಅಂದ್ರ ಈ ಮನಿ ವಂಶನ ಇಲ್ದಂಗ ಆಕೈತಿ ಯವ್ವ, ಇಲ್ದಂಗ ಆಕೈತಿ.
12: ನನ್ನ ಕೋಪ ತಾಪ ಅವು ಆಗಲೇ ಸದ್ಗುರು ಶಂಭುಲಿಂಗನ ಪಾದಕ್ಕೆ ಅರ್ಪಣೆ ಮಾಡಿನಿ ಅತ್ತಿಗೆಮ್ಮ. ಶಾಂತಿ ಸಮತೆಗಳಿದ್ದರೆ ಮನದಲ್ಲಿ ಸಮದೃಷ್ಟಿಯು ತಾನಾಗುವುದು. ಸಕಲ ಜೀವಿಗಳ ಆತ್ಮನಲ್ಲಿ ಪರಮಾತ್ಮನ ಅಂಶವೇ ಕಾಣುವುದು. ನನಗೆ ಗುರುವಿನ ಆಜ್ಞೆಯಾಗಿದೆ, ಮೊದಲ ಭಿಕ್ಷೆ ತವರು ಮನೆಯಿಂದಲೇ ಆಗಬೇಕು ಎಂದು. ಇಚ್ಛೆ ಇದ್ದರೆ ಭಿಕ್ಷೆ ನೀಡಿ ಕಳಿಸಿ.
13: ಕೇಳಾಕತ್ತೀರೇನ್ರಿ, ಕೇಳಾಕತ್ತೀರ ನಿಮ್ ತಂಗಿ ಮಾತು? ಇಂತ ಮಗಳನ್ ಹಡ್ದ್ ನಿಮ್ ಪುಣ್ಯ ರೀ, ನಿಮ್ ಪುಣ್ಯ ಸಂಗವ್ವ. ನಿಮ್ಗ ತಂಗಿಯ ಹುಟ್ಟಿದ್ದು ನಿಮ್ ಭಾಗ್ಯ. ಆಕಿಗೆ ನೀವಿನ್ನೇನು ಅನ್ಬೇಡ್ರಿ, ಏನು ಅನ್ನಕ್ ಹೋಗ್ಬೇಡ್ರಿ. ಆಕಿಗೆ ಏನಾದ್ರು ಅಂದ್ರ ಕೆಡಕಿಗೆ ದಾರಿ ನಾವ ಮಾಡ್ಕೊಂಡಂಗ ಆಕೇತಿ. ರೀ ಕರೀರಿ ನಿಮ್ ತಂಗಿನ, ಕರೀರಿ ಆ ಮಹಾ ತ್ಯಾಗಿನ. ನೋಡ್ರಿ ನಿಮ್ಗೊಂದ್ ಕಡೇ ಮಾತೊಂದ್ ಹೇಳ್ತೀನಿ, ನಿಮ್ ಮನಸ್ನಾಗ ಏನ ಇದ್ರು ತಗದು ಒಗಿರಿ, ಹಾಕಿರ ಒಳಗ್ ಕರೆದು ಸತ್ಕಾರ ಮಾಡ್ರಿ. ತಂಗಿಯಿಂದ ಒಪ್ಕೊಡ್ರಿ, ರೀ ಒಪ್ಕೊಡ್ರಿ. ನೀವು ಜನ್ಮ ಜನ್ಮಾಂತರನ ಎತ್ತಿ ತರಲಾರ್ದಂತ ಬಾಕಿದ ಹೇರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತೈತ್ರಿ, ವೈರಾಗ್ಯದ ತೇರು.
14: ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲವ ನಾನು, ನನ್ನನ್ನ ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡು. ಬಾಳ ದಿನಕ್ಕ ತಂಗಿ ಮನೆಗೆ ಬಂದಾಳ, ಅದು ತನ್ನ ತವರು ಮನೆಗೆ ಶರಣಮ್ಮಾಗಿ ಭಿಕ್ಷೆ ಬೇಡ ಕತ್ತಾಳ ನನ್ ತಂಗಿ ತುತ್ತ ಅನ್ನಾಳ. ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಆಕೆ ಏನು ಬಿಡ್ಲಿಲ್ಲ, ಏನು ಒಯ್ದಿಲ್ಲ. ಒಬ್ಬಾಕೆ ತಂಗಿ ಅಂತ ಸೇರ್ ಬಂಗಾರದ ದಾಗಿನ ಮಾಡಿಸಿದ್ದೆ, ಬೇಕ್ ಬೇಕಾದ ಅರಿವಿ ತರಿಸಿದ್ದೆ. ಆದ್ರ ಆದ್ರ ಆಕೆ ನಕ್ಕುವಂತ ಇಲ್ಲೇ ಇರುವಲ್ಲಾಕ ಅಂತ ಏನೇನು ಒಯ್ಲಿಲ್ಲ. ಆಗ ನೀ ಅಂದ ಮಾತು ಇನ್ನು ನೆಪ್ಪೈತವ, ನೆಪ್ಪೈತು. ನನ್ನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚು ಜೋಪಾನ ಮಾಡಿದೆ. ಈ ಬೆಳ್ಳಿ ಬಂಗಾರ ನನಗ್ಯಾಕ, ನಿನ್ನ ಪ್ರೀತಿ ಹರಕೆ ಅಷ್ಟೇ ಸಾಕು ಅಂದಿದ್ದೆ. ಆದ್ರೆ ಆದ್ರೆ ಇವತ್ತು ಶರಣವಾಗಿ ಭಿಕ್ಷಾ ಬೇಡಕ್ ನಿನ್ನ ಅಣ್ಣನ ಮನೆ ಬಾಗಿಲಿ ಬರೋ ಹಾಗಾಗ್ತೀನವ್ವ. ಮಾಯಾದಿ ಈ ಮನೆಯಾಗ ಹುಟ್ಟಿ, ಗಾಯಾದಿ ಗಂಡನ ಎದೆ ಕುಟ್ಟಿ, ಛಾಯಾದಿ ಈಗ ತವರು ಮನೆ ಮೆಟ್ಟಿ. ಆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಅದಾವಲ್ಲ, ಅವಳಿಗೇಂತ ಮಾಡಿಸಿದ ಬೆಳ್ಳಿ ಬಂಗಾರದ ದಾಗಿನ, ಅವನ್ನಷ್ಟೂ ತಂದು ಹಾಕಿ ಜೋಳಿಗೆ ಹಾಕು, ಹಾಕಿಬಿಡು. ತಂಗಿ ಋಣ ಬಗೆಹರಿತು ಅಂತ ನಮಸ್ಕಾರ ಮಾಡಿಬಿಡು.
13: ತಗೋ ತಾಯಿ ತಗೋ, ಇದು ನಿನ್ನ ತವರು ಮನೆ ಭಿಕ್ಷೆ ತಾಯಿ, ನಿನ್ನ ತವರು ಮನೆ ಭಿಕ್ಷೆ. ಇಡೀ ತಾಯಿ ಜೋಳಿಗೆ ಅಲ್ಪ ಭಿಕ್ಷೆಯಿಂದ ಸಂತೃಪ್ತಳಾಗಿ ಹರಸಮ್ಮ ನಿನ್ನ ತವರು ಮನೆಗೆ, ಹರಸಮ್ಮ ನಿನ್ನ ತವರು ಮನೆಗೆ.
12: ಬಂಗಾರ ಸಿಂಗಾರ ಇವು ನಿಮಗೆ, ಪ್ರಾಪಂಚಿಕರಿಗೆ ಅಲಂಕಾರ. ನನ್ನ ಗುರುವಿಗೆ ಬೇಕಾದ್ದು ಒಂದು ಹೊತ್ತಿನ ಆಧಾರ. ಬಂಗಾರ ಬೆಳ್ಳಿ ಬೇಡುವಳು ನಾನಲ್ಲ, ಶೃಂಗಾರ ಸೌಭಾಗ್ಯ ನನಗೆ ಬೇಕಿಲ್ಲ. ಸಂತರ ಸಂಘದೊಳು ನಳಿದಾಡಬಲ್ಲೆ, ಗುರುನಾಮ ಸ್ಮರಣೆಯಲ್ಲಿ ನಡೆದಾಡಬಲ್ಲೆ. ಬಲ್ಲವನ ಮಗಳಾಗಿ ಎಲ್ಲವನ್ನೂ ಅಳಿದಾಗಿ ಉಳಿದ ಮಿಕ್ಕುದೆಲ್ಲ ಶ್ರೀ ಗುರು ಶಂಭುಲಿಂಗ ಬಲ್ಲ. ನನಗೆ ಬೇಕಾದ್ದು ತುತ್ತನ್ನ ಶ್ರೀ ಗುರು ಕಾಂತಿ ಭಿಕ್ಷ.
14: ತಂಬಿಗೆಯಲ್ಲಿ ಇಂಬಾಗಿ ತುಂಬಿ ಹಾಲಿಟ್ಟು ಅದಕ್ಕೆ ಕೇಸರಿ ಸಕ್ಕರೆ ಬೆರೆಸಿ ತಂಗಿಗೆ ಕೊಡಬೇಕಾದ ಕೈಯಲ್ಲಿ ತುತ್ತು ಕೂಳಿನ ಭಿಕ್ಷೆ. ಅದು ಅದು ಕೊಡಕ ಬೇಕು, ಕೊಡಕ ಬೇಕು. ಆಕೆ ಆಕೆ ಏನ್ ಬಿಡ್ತಾಳ, ಪೈಲೆ ಅದನ್ನ ಕೊಡು, ಕೊಡು ಅದನ್ನ.
13: ಅವ್ವ ಸಂಗವ್ವ, ನೀ ಕೇಳಿದ ಭಿಕ್ಷೆ ನಾನು ಹೇಳ್ತೀರವ್ವ, ತಗೋ ತಗೋರವ್ವ. ತವ್ರ ಮನೆ ಭಿಕ್ಷೆ ನಿನಗೆ ಅಕ್ಷಯವಾಗಲಿ, ಅವ್ರಿಗೆ ನಮಗಿರಲಿ ತಾಯಿ, ನಮಗಿರಲಿ.
12: ಗುರುಕಾಂತಿ ಭಿಕ್ಷ, ಗುರುಕಾಂತಿ ಭಿಕ್ಷ, ಗುರುಕಾಂತಿ ಭಿಕ್ಷ.
15: ಯವ ಪಾರ್ವತವ, ಚೌಕ್ನಾಗ ಬಾಳ ಮಂದಿ ಸೇರ್ಯಾರ್ರಿ, ನಮ್ ಗೌಡಶಾನಿ ತಲೆ ಪೋಳಿಸ್ತಾರ ಅಂತ ಕೂಡಿದ ಮಂದ್ಯಾಗ.
13: ಏನ್ರಿ ಏನ್ರಿ ಇದು, ನಡೀರಿ ನಾವ್ ಹೋಗವ.
12: ಗುರುವೇ, ನೀ ನನಗ ಆಜ್ಞೆ ಮಾಡಿದಂಗೆ ತವರು ಮನೆಯಿಂದಲೇ ಮೊದಲೇ ಭಿಕ್ಷ ತಂದೀನಿ.
5: ಎಷ್ಟಕ್ಕೆ ಮುಗೀತು ಅಂತ ತಿಳಿದೇನು? ಇನ್ನು ದೀಕ್ಷಾವಿಧಿ ಬಾಕಿ ಉಳಿದೈತಿ.
12: ಏನಿದ್ರು ಅದು ಗುರು ಶಂಭುಲಿಂಗನ ಕೃಪಾ ಪ್ರಸಾದ ಅಂತೀನಿ.
5: ಏ ಯಾರಿದ್ರಲ್ಲಿ ತಲೆ ಬೋಡ್ಸಾಕಿ ಯಾರನ್ನಾರು ಕರ್ಕೊಂಡ್ ಬಂದಿರೇನಲ್ಲಿ?
15: ಬಂದಾರ್ರಿ ಮುತ್ಯ.
5: ಬಸ್ಸಿ
15: ಏನ್ರಿ ಇದು ಅನ್ಯಾಯ? ಮುತ್ತೈದಿ ತಲೆನ ಕೂಡಿದ ಮಂದ್ಯಾಗ ಅದು ರಸ್ತದಾಗ ಬೋಳ್ಸದ? ಛೇ ಛೇ ಛೇ ಛೇ,
13: ನಾವ್ ಇದ್ರ ಕಣ್ಣಾರ ಹೆಂಗ್ ನೋಡದ ಶಿವನೇ? ಅಯ್ಯೋ
5: ಬಸ್ಸಿ, ಇನ್ನು ಯೋಚನೆ ಮಾಡು, ಹಂಗಿದ್ರೆ ಮಾಡು, ಬದಲಾಗ ಹಂಗಾಯ್ತೇನು ನಿನ್ನ ಮನಸ್ಸು?
12: ಗುರು ಶಂಭುಲಿಂಗ ಕಾಪಾಡು ತಂದೆ.
5: ಮಾರಿ ಏನ್ ನೋಡಕತ್ತೀರಿ? ಶುರು ಹಚ್ಚ್ರಿ.
14: ಬೇಡೋ ಬೇಡೋ ಯಪ್ಪ, ಬೇಡ ಈ ಪಾಠಿ ಶಿಕ್ಷೆ ಯಾರಿಗೂ ಬೇಡೋ ಯಪ್ಪ. ನನ್ ಕಣ್ತ ಇದನ್ ನೋಡಕ್ ಆಗೋದಿಲ್ಲ. ನಾ ಹೆಂಗ್ ನೋಡ್ಲಿ, ನಾ ಹೆಂಗ್ ನೋಡ್ಲಿ?
5: ಹೋಚ್ರ ಬಸ್ಸಿ, ನಿನ್ನ ತಲೆ ಬೋಳಾಯ್ತು, ನೀ ಶರಣಿ ಆದಿ, ಇನ್ಯಾಕೆ ನಿನ್ನ ಕೈಯಾಗಿನ ಬಳಿ ಒಡ್ದ ಹಾಕ ಅದನ್ನ ಒಳ್ಳಾಗ ಯಾಕ ಮಂಗಳ ಸೂತ್ರ ಕೆತ್ತೋಗೆ ಅದನ್ನ ಆಚೆಗೆ?
12: ಶಂಭುಲಿಂಗ ತಂದೆ,
5: ನೀ ಈ ಗಳಿಗೆಯಿಂದ ಸಂಘವಲ್ಲ, ಶಿವ ಶರಣೆ ಬಸ್ಸಿ, ಶರಣೆ ಬಸ್ಸಿ, ಬಸ್ಸಿ ಶರಣೆ ಬಸ್ಸಿ.
12: ಶಂಭುಲಿಂಗ
5: ಬಸ್ಸಿ
12: ಅಪ್ಪಣೆ ಕೊಡು ತಂದೆ.
5: ಹಚ್ಚಿ ಅಂದ್ರ ಏನು?
12: ಅದು ಈ ರೇಕುಳಗಿ ಗ್ರಾಮದ ದೊಡ್ಡ ಶ್ರೀಮಂತರಾದ ಚೆನ್ನಪ್ಪನವರ ಮನೆತನಕ್ಕೆ ಬಂದ ಹೆಸರು ಹಚ್ಚಿ.
5: ಅಂದ್ರೆ ನೀ ಇವನ್ನ ಇಲ್ಲಿ ರೇಕುಳಿಗೆ ತಂದು ಹಚ್ಚಿದಿ? ಬಸ್ಸಿ, ಈ ಹಚ್ಚಿಯವರ ಹೊಲದಾಗೆ ನಮ್ಮ ಆಶ್ರಮ ಕಟ್ಟಬೇಕು, ದೈವದ ಅಪ್ಪಣೆ ಇಲ್ಲೇ ಆಗಬೇಕು ಅಂತ ಆಗೈತಿ. ಆಶ್ರಮ ಅಂದ ಮೇಲೆ ಬರೋರು ಹೋಗೋರು ಹೆಚ್ಚಾಗ್ತಾರ. ನಡಿ, ಆ ಮುಳ್ಳು ಕಂಟಿ ನಾಗರಪಡಿ ಕಡ್ಡಿ ಎಲ್ಲ ಕಡ್ದು ಸ್ವಚ್ಛ ಮಾಡೋಣ. ಇನ್ನ ಇವ ಇಲ್ಲೇ ಇರಬೇಕು ಅಂತ ಅವನ ಇಚ್ಛೆ ಆಗೈತಿ.
12: ತಂದೆ ನಿನ್ನ ಇಚ್ಛೆ ಇದ್ದಂಗಾಗ್ಲಿ.
5: ಬಸಮ್ಮ ಬಸಮ್ಮ ಬಸಿ.
12: ತಂದೆ
5: ಎಲ್ಲಿಗೆ ಹೋಗಿದ್ದೆ?
12: ಎಲ್ಲೂ ಹೋಗಿಲ್ಲ, ಇಲ್ಲೇ ನಿನ್ನೊಳಗ ಅದೀನಿ.
5: ನೀನು ಇವನಲ್ಲಿ ಇನ್ನು ಇರಬೇಡ, ಅವನಲ್ಲಿ ಇರು, ಅವನನ್ನ ಹಾಡು, ಅವನನ್ನ ಹೊಗಳು. ಹ್ಮ್,
12: ಅಷ್ಟವರ್ಣದ ಜನ್ಮವು ಮಾನವ ಜನ್ಮ, ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನು ಗುರು ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗುವಿಗೆ ಶಿವನೆಂದು ಕರೆಯಿರಿ.
5: ಅಷ್ಟು ವರ್ಣ ಜನ್ಮ ಹುಟ್ಟಿ ಬರೋದು ಬೇಡ.
16: ಬುದ್ಧಿ ಪಾದಕ್ಕೆ ಬಿದ್ದೆ.
17: ತಂದೆ ಆಶೀರ್ವಾದ ಮಾಡು.
5: ಹುಟ್ಟಿ ಬರೋದು ಬೇಡ ಅಂದ್ರು ಸೋಳೆ ಮಕ್ಳು ಬಂದೇ ಬಿಟ್ರು. ಲೇ, ಯಾಕಾಡ್ತಿರಲೇ ನೀವೆಲ್ಲ ಇವನ್ನ?
17: ನಾವು ತಂದೆ.
16: ತಂದೆ ನಾವು?
17: ನಾನು ವೀರಭದ್ರ ಕೋಳಾರ.
16: ನಾನು ತುಕಾರಾಮ.
5: ನಾ ಅನ್ನೋದು ಮದ್ದು ಅಳಸಿ ಹಾಕಿರ್ಲೇ ಸುಳೆ ಮಕ್ಳ, ನಾ ಅನ್ನೋದು ಅಳದು ನೀ ಅನ್ನೋದನ್ನ ಕಲಿಯಿರಿ. ಈ ಜಗದಾಗೆ ಅದು ನಡೆಯೋದಿಲ್ಲ, ಬರೇ ನಾ ಅಂತಾರೆ ಕಳ್ಳ ಸುಳೆ ಮಕ್ಳು.
12: ವೀರಭದ್ರಣ್ಣ ಬರ್ರಿ ಈ ಕಡೆ ಬರ್ರಿ. ಏನ್ರಪ್ಪ ಏನ್ ಕೆಲ್ಸ ಇತ್ತು?
17: ಗುರು ಸೇವಾದ ಕೆಲಸ. ಅಪ್ಪ ಅವ್ರ ಜಾತ್ರೆ ಮಾಡ್ಬೇಕು ಅಂತ ಸುತ್ತಮುತ್ತ ಹಳ್ಳಿ ಜನ ಬಿದರ, ಕಲಬುರ್ಗಿ, ಹೈದರಾಬಾದ, ಹುಮ್ನಾಬಾದ, ಸೋಲಾಪುರ, ಮುಂಬೈಯಿಂದ ಭಕ್ತ ಮಂದಿ ಬೇಡಾಕತ್ಯಾರ. ಅದಕ್ಕ ಅಪ್ಪಾರ ಅಪ್ಪಣೆ ಕೊಡಿಸ್ಬೇಕು.
12: ಮಕ್ಕಳು ಬೇಡಿದ್ದು ಕೊಡವನೇ ತಂದೆ, ಅವನೇ ನಮ್ಮ ನಿಮ್ಮ ಮನಸ್ಸಿನಾಗ ಹೊಕ್ಕು ನಡೆಸ್ತಾನ, ಇದು ಅವನ ಇಚ್ಛಾನ. ಯಾರ್ ಬೇಡ ಅಂತಾರು? ಮೊದ್ಲು ಎಲ್ಲಾರು ಒಪ್ಪಿ ಸಜ್ಜ ಆಗ್ರಿ.
17: ಎಲ್ಲರೂ ಸಜ್ಜಾಗೆ ನಿಂತಾರ. ಗುಲ್ಬುರ್ಗಾದ ಕಾಳಪ್ಪ, ಸೋಲಾಪುರದ ನಾಗೇಂದ್ರ, ಹುಮ್ನಾಬಾದ್ ಚನ್ನಪ್ಪ ಶೆಟ್ಟಿ, ಬಿಜಾಪುರದ ಬಾಲಗೋಪಾಲ, ಹೈದರಾಬಾದ್ ಶಿವಗೊಂಡ, ಜಹೀರಾಬಾದ್ ರಾಜಪ್ಪ ವೈಶ್ಯ, ಎಲ್ರೂ ಕೂಡಿಕೆಸಿ ಅಪ್ಪುಗಳ ಅಪ್ಪಣ ಪಡಿಯಾಗ ನಿಂತಾರ.
12: ಆಗ್ಲಿ, ಗುರುವಿನ ಇಚ್ಛಾ.
5: ಬಸ್ಸಿ
12: ತಂದೆ,
5: ಇವನ ಜಾತ್ರೆ ಆಗಾಕ ಬೇಕು ಅಂತ ಇವರೆಲ್ಲ ಹಠ ಮಾಡ್ಯಾರಲ್ಲ? ಹೌದು, ಆಗಾಕೇ ಬೇಕು. ಜಾತ್ರೆ ಅಂದಿಂದ ಭಕ್ತರ ಬಾಯಿಗೆ ಬೆಲ್ಲ ಹಾಕಕ್ಕೆ ಬೇಕಲ್ಲ. ನಡಿ, ಬೆಲ್ಲ ತರಕ್ ಹೋಗೋಣ. ನಡಿ.
18: ಲೇ ಹನಿಮೆ, ಈಟತಿ ಆಣ ಬರಬೇಕಿತ್ತು. ಲೇ ಯಾವಾಗ ಸ್ವಾಗಿ ಹಾಕೋ, ಕಬ್ಬಿನಾರ ಕುದ್ದು ಲಘು ಆಣ ಬರಲಿ.
10: ಹೂನ್ರಿ ಭೀಮಣ್ಣ, ಭೀಮಣ್ಣ ಅಕ್ಕ ಒಂದು ಶಂಭುಲಿ ಮುತ್ಯಗಳು ಬಸಂತಾಯಿ ಬರ್ಲಿಕ್ಕತ್ತಾರ.
18: ಇವ ಏನ ಗಂಟು ಬಿದ್ದಲೇ ನಮಗೆ ಯಾವಾಗ ಬೇಕಾವಾಗ ಬರೋದು, ಕೈ ಸಿಕ್ ತಗೊಂಡು ಹೋಗೋದು, ಅಜ್ಞಾಪ ಐತಿ ಅಂತ ಕೇಳಿದ್ರೆ ನಿಮ್ಮ ಅಪ್ಪಂದಿರಲೇ ಮಗನೇ ಅಂತಾನೆ. ಇವ ಇಲ್ಲಿ ಬೈಲಾಕ ಏನಿದೆ ಇವತ್ತು ಮಗನಿಗೆ? ಬರ್ಲಿ, ಏನು ಹೋಯ್ತಾನ ಇಲ್ಲಿ? ಕಡಾಯನ ಕಬ್ಬಿನಲ್ಲಿ ಕುದಿಯ ಕೈತಿ ಐತಿ, ಏನು ಹೋಯ್ತಾನೆ ಇಲ್ಲಿ ಮಗ? ಏನು ಮುತ್ತಾರು ಅಮ್ಮ ಅವರು ಬಲೇಟ್ ಈ ಕಡೆ ದಯ ಮಾಡಿಸಿದ್ರಿ, ಏ ಕದಕಿಲೆ ಕುಂದ್ರಿ. ಏನು ಸೇವಾ ಆಗಬೇಕಾಗಿತ್ತು ನನ್ನ ಕಡೆಯಿಂದ ಹುಕುಮ್ ಕೊಡ್ರಿ.
5: ಭೀಮ್ಯ, ವರ್ಷಕ್ಕಿಂತ ಈ ವರ್ಷ ಕಬ್ಬು ಬೆಳೆ ಬಹಳ ಬೆಳೆದೈತಲ್ಲ.
18: ಎಲ್ಲ ತಮ್ಮದೇ ಅದೆ,
5: ಎಲ್ಲಾನು ಬಹಳ ಆಗೈತಿ ಅಲ್ಲ.
18: ನಮ್ಮ ಆಶೀರ್ವಾದ ಐತೆ ಅಂತ ಈ ವರ್ಷ ಜಾಸ್ತಿ ಆಗೈತ್ ನೋಡ್ರಿ.
5: ಹಚ್ಚಿ ಮನತನದ ಹಿರೇ ಕಮತಿಯ ನೀನು, ಅದ್ರಾಗೆ ನೀನು ಭೀಮರೆಡ್ಡಿ. ರೆಡ್ಡಿ, ನೀ ಮುಟ್ಟಿದ್ದೆಲ್ಲ ಇನ್ನ ಮೇಲೆ ಬಂಗಾರದ ಕಡ್ಡಿ ಆಯ್ತದೆ. ಹೋಗಲೆ,
18: ಎಲ್ಲ ನಿನ್ನ ಆಶೀರ್ವಾದ ತಂದೆ.
5: ರೆಡ್ಡಿ, ಇವಾಗ ಈಗ ಬೆಲ್ಲ ಬೇಕೇ ಬೇಕಪ್ಪ ಮಗನ.
18: ಈಗ ನಾನು ಎಲ್ಲಿಂದ ತಂದು ಕೊಡ್ಲಿ ಮುಚ್ಚಾರೆ? ಬೆಲ್ಲ ಆಗಬೇಕಾದ್ರೆ ಇನ್ನೂ ಒಂದ್ ದಿನ ಬೇಕು. ಬೆಲ್ಲ ಇಲ್ಲ
5: ಇಲ್ಲ ಅಂದ್ರೆ ಮಗನ ಕಡೆತನ ಇಲ್ಲ ಇಲ್ಲ ಅಂತಾನೆ ಹೋಗಿದಿ. ನೀ ಏನ ನಿಮ್ಮ ಅಪ್ಪನ ಮನೆಯಾಗಿಂದ ಕೊಡ್ತೀಯನಲೇ ಪುರುಷ ಅಲ್ಲ ಮಗನ.
18: ಇದ್ರ ನಾ ಕೊಡ್ತಿದ್ದಿಲ್ಲ ಅಂದ್ರೆ ಮುಚ್ಚಾರೆ. ನೀವ್ ಯಾವಾಗ ಬಂದ್ರು ಏನ್ ಕೇಳಿದ್ರು ಕೊಟ್ಟು ಕಳಿಸಿಲ್ಲೇನು?
5: ನೀ ಏನ್ ಕೇಳಿದ್ರು ಕೇಳಂಗಿಲ್ಲ ಇವ. ಇವ ಇವತ್ತು ಬೆಲ್ಲ ಒಯ್ಲಕ್ ಬಂದಾನ. ಈಗ ಸದ್ದ ಇವಾಗ ಬೆಲ್ಲ ಬೇಕೇ ಬೇಕು.
18: ಹಠ ಮಾಡಿದ್ರೆ ನಾ ಎಲ್ಲಿಂದ ತಂದು ಕೊಡ್ಲಿ? ಈಗ ಕಬ್ಬಿನಾಲು ಕುದಿಯಕ್ಕೆ ಕಡಾಯಕ್ಕೆ ಹಾಕಿನಿ, ಇದೀಗ ಕುದಿ ಹಿಡಿದದೆ. ಈಗ ಇನ್ನೂ ಕಾಕಂಬಿ ಆಗಿದೆ.
5: ಬೆಲ್ಲದಂತ ಎರಡ ಮಾತಾಡದೆ ಮಗನೇ ಬಸೇ.
2: ತಂದೆ,
5: ಇವಾಗ ಈಗ ಬೆಲ್ಲ ಬೇಕೇ ಬೇಕು. ಬೆಲ್ಲ ಇಲ್ಲದ ಇವ ಇಲ್ಲಿಂದ ಹೊರಗೆ ಹೋಗ ಹಂಗಿಲ್ಲ. ಬಸಿ ಬಾಯಿಲಿ, ಆ ಕಬ್ಬಿನ ಹಾಲು ಕುದಿಟ್ಟಿರೋ ಕಡಾಯದಾಗಿ ಇಳಿದು ನನಗೆ ಬೆಲ್ಲನ ತಂದು ಕೊಡು ಹಾಗು.
2: ನಿನ್ನಾಜ್ಞೆ ತಂದೆ. ಸದ್ಗುರುನಾಥ ಶಂಭುಲಿಂಗ, ಶಂಭುಲಿಂಗ.
18: ಸತ್ತು
10: ಯಾನಾತ್ರಿ,
18: ಅವರು ಕಡಾಯದಾಗಿಂದ ಬೊಗ್ಸಲೆ ಕುದಿ ಕುದಿ ಆಣನ ಕೊಡವಾಗ ನನ್ನ ಮೈಗೆಲ್ಲ ಸಿಡಿದು ಬೆಬ್ಬಸ ಬಂದವು. ಉರಿ ಉರಿ ನಾ ಸತ್ನು, ಗುರುವೇ ಶಂಭುಲಿಂಗ ಕಾಪಾಡು.
5: ನೀನ್ ಯಾಕೆ ವೈಕಂತಿಯಲ್ಲಿ ಹಲಕಟ್ಟು ಸೋಳೆ ಮಗನೇ?
18: ಕುದಿಯೋ ಆಣ ಮೈ ಸಿಡಿದು ನಾ ಸಾಯ ಹತ್ತಿನಿ. ಉಳಿಸೋ ಯಪ್ಪ, ನನ್ನ ಉಳಿಸೋ.
5: ಉಳ್ಕೊಂಡಿ ಮಗನ, ಈ ಭವ ಬಂಧನ ನಾ ಕಳ್ಕೊಂಡಿ. ಕಾತ ಕಾತ ಕುದಿತಿರೋ ಕಡಾಯ್ದಾಗ ಇಳಿದು ಬಗಸಿಲಿ ಕುದಿಯೋ ಪಾಕ ಕೊಟ್ಟಾಕಿ ಸುಮ್ಮನೆ ಆದಾಳ ಈ ಘೋಸುಡಿ ಮಗ ಬಬ್ಬಿ ಕುಟ್ಟಾಕ ಹತ್ಯಾನೆ. ಬಸಿ ಕಡಾಯ್ದಾಗಿಂದ ಮ್ಯಾಲ ಬಾ ಬಾ. ಹೆಂಗದೀಗ
2: ಅರಾಮದೀನ್ರಿ?
5: ಈ ಸೂಳಿ ಮಗ ಸಾಯಕ್ ವಲ್ಲ ಅಂತಾನ, ಉಳಸವನ್ನ.
2: ನಿನ್ನಾಗ್ದೆ ಸದ್ಗುರುನಾಥ ರಕ್ಷಿಸು. ಭೀಮರೆಡ್ಡಿ, ನಿನ್ನ ವಂಶ ಜನ್ಮ ಪಾವನಾತು. ಮುಂದಿನ ನಿನ್ನ ವಂಶ ಕೀರ್ತಿ ಪಡೆದು ಉದ್ಧಾರ ಆಗ್ತದೆ. ಹೋಗು ಹೋಗು ಶಂಭುಲಿಂಗ, ಶಂಭುಲಿಂಗ.

0: ಬರೇ ಬರೇ ಬರೇ ಕಮಲಾಪುರ ಹುಮನಾಬಾದ್ ಬೀದರ್ ಬೀದರ್ ಬೀದರ್
1: ಬಸಿ ಬಸಿ ನನಗೆ ಒಂದೀಟು ಆಯಾಸ ಆದಂಗೆ ಆಗೈತಿ. ಇಲ್ಲೇ ಒಂದೀಟು ಕೂತು ದಣಿವು ಆರಿನ ಮ್ಯಾಗೆ ಮತ್ತೆ ಪ್ರಯಾಣ ಬೆಳೆಸೋನು.
2: ಗುರುಚಿತ್ತ ತಂದಿ, ಮೋಟಾರ್ ಗಾಡಿ ನಿಂತೈತಿ, ಹುಮನಾಬಾದಿಗೆ ಹೋಗ್ಕರಂತ. ಅದ್ರಾಗ ಹೋದ್ರೆ ಹೆಂಗ? ಆದ್ರ ನಮ್ ಕೈಯಾಗ ರೊಕ್ಕಿಲ್ಲ, ಅವ ಮೋಟಾರ್ ಗಾಡಿಯಾಗ ಹತ್ತಿಸ್ಕೊಂತಾನೋ ಇಲ್ಲೋ ಕೇಳಿ ಬಿಡವ. ಯಪ್ಪ ಕಂಡಕ್ಟ್ರ, ನಾವಿಬ್ರ ಅದೀವಿ, ನಮ್ಮನ್ನ ಹುಮನಾಬಾದಿಗೆ ಮುಟ್ಟಿಸ್ತೇನಪ್ಪ.
0: ಮೋಟಾರ್ ಗಾಡಿ ಇರೋದ ನಿಮ್ಮಂತವ್ರ ಸೇವಾ ಮಾಡ್ಲಾಕ.
2: ಹಂಗಾರ ನಮ್ಮನ್ನ ಬಾಂದಿ
0: ಅಲ್ಲವ, ಮಂದಿನೇ ಬರೋದಿಲ್ಲ ಅಂದ್ರೆ ನಾವ್ ಯಾರ ಸಲುವಾಗಿ ಗಾಡಿ ಓಡಿಸ್ಬೇಕು? ಸರಿ ಸರಿ, ನಿನ್ ಕತೆ ಕೇಳ್ತಾ ಕುಂದ್ರಾಕ ನನಗ್ ಟೇಮ್ ಇಲ್ಲ. ಬರೋ ಹಂಗಿದ್ರೆ ಬರ್ರಿ, ತೆಗಿರಿ ರೊಕ್ಕ, ರೊಕ್ಕ ತೆಗಿರಿ.
2: ರೊಕ್ಕ ನಮ್ ಹಂತಿಲಿ ಇಲ್ಲಪ್ಪ.
0: ಬೇಸ್ ಗಂಟು ಬಿದ್ದೀಯವ ನೀನು. ರೊಕ್ಕ ಇಲ್ ಕ್ಯಾಸಿಂದ ಪುಕ್ಸಾಟೆ ಗಾಡಿ ಹದ್ದಕ್ ಬಂದಾರ. ಇದು ಗಾಡಿ ನಮ್ಮಪ್ಪಂದಲ್ಲ, ಕೇಳಿ ಇಲ್ಲ, ಇದು ಗದಗ ಮೋಟಾರ್ ಸರ್ವಿಸ್ನವ್ರ ಗಾಡಿ. ಹಿಂಗ ಪುಕ್ಸಾಟೆ ನಾವು ಮಂದಿನ ಹತ್ತಿಸ್ಕೊಂತ ಹೋದ್ರ ನಮ್ಮನ್ ಪುಕ್ಸಾಟೆ ಮನಿಗ್ ಕಳಿಸ್ತಾರ. ನಡಿ ಏ ಡ್ರೈವರ, ಗಾಡಿ ಚಾಲು ಮಾಡ. ರೈಟ್ ರೈಟ್.
1: ಬಸ್ಸಿ
2: ರೊಕ್ಕ ಇಲ್ದೆ ಮೋಟಾರ್ ಗಾಡಿಲಿ ಹೋಗೋ ಹಂಗಿಲ್ಲ ತಂದೆ.
1: ಆತು ಬಿಡು, ಮುಂದಕ್ಕೆ ಹೋಗ ಹಂಗಿಲ್ಲ.
2: ಗುರುಚಿತ್ತ
0: ಏ ಡ್ರೈವರ, ಗಾಡಿ ಚಾಲು ಮಾಡು. ರೈಟ್ ರೈಟ್. ಇಂಜಿನ್ ಕೆಟ್ಟಿರ್ಬೇಕು ನೋಡಲೇ ಕುರ್ಶಾಲ. ನನ್ನ ಮಗನ್ ಇಟ್ಟೋತನ ಬರೋಬ್ಬರಿ ಐತಿ, ಈಗೇನಾಗಿತ್ತ ಏನ ಇದಕ್ಕೆ?
3: ಯಾರಪ್ಪ ನಾವ್ ಹಿಂಗ್ ಮಾಡಿದ್ರೆ ಹೆಂಗೆ? ಊರ್
4: ತಲುಪದ ಕಂಡಕ್ಟರ್, ನಮ್ಮನ್ನ ಊರಿಗೆ ಮುಟ್ಟಿಸ್ತೀಯೋ ಇಲ್ಲೇ ಕೊಳೆ ಹಾಕ್ತೀಯೋ? ಹೆಂಗ್ಸಿರ್ ಮಕ್ಕಳ ಗತಿ ಏನಪ್ಪ? ಅಲ್ಲಲ್ಲ, ಆಗಲೇ ಯಾರೋ ಹೆಣ್ಮಗಳು ಹುಮನಾಬಾದ್ ಮುಟ್ಟಿಸ್ತೀಯ ಅಂತ ಕೇಳಿದ್ಲು. ಜೊತೆಗೆ ಯಾರ ಮುಖ್ಯನೂ ಇದ್ದ ನೋಡಿದ್ರೆ ಅವ ಯಾರೋ ಪವಾಡ ಪುರುಷ ಇದ್ದಂಗಿತ್ತು. ಅಲ್ದೆ ಸರಿ ಸರಿ ಸರಿ ಸರಿ, ಅವನ ಪವಾಡನೇ ಇರಾಕ್ಬೇಕಿದ್ದು. ಹೋಗ್ಲಿ, ತಪ್ಪಾಯ್ತು ಅಂತ ಕೇಳ ಅಂದ್ರೆ ಇದು ಬಗೆಹರಿತಾವ್ ನೋಡ್.
0: ಯಪ್ಪ ತಂದೆ, ನೀನ್ ಯಾರೋ ನನ್ ಸಣ್ಣ ಬುದ್ಧಿಗೆ ಹೊಳಿವಲ್ದು. ನಮ್ಮನ್ನ ಕ್ಷಮಾ ಮಾಡಿ ಗಾಡಿ ಚಾಲು ಆಗಂಗ್ ಮಾಡ್ರಿ. ಬರ್ರಿಯಪ್ಪ ಗಾಡಿ ಹತ್ರಿ, ರೊಕ್ಕ ಬ್ಯಾಡ್ರಿ ತಂದೆ.
1: ಬಸ್ಸಿ ಏನಂತಿ?
2: ಗಾಡಿಯಾಗೆ ಬಾಳ ಮಂದಿ ಅದರ ಉಳಿಸೋ ತಂದೆ.
0: ಯವ್ವ ಇವ್ರು ಯಾರು ಅನ್ನೋದು ನಮಗ ತಿಳಿಲಿಲ್ಲವ.
2: ಅವರ ಅಂತರಂಗದ ಆಲಯದೊಳು ಸುಳಿದು ಮಂತ್ರ ತಂತ್ರಗಳಿಗೆ ಮೀಸಲಾಗಿ ಅಂತರಿಕ್ಷ ಜ್ಞಾನೋದಯ ಅರಿತ ಯೋಗಿ ಶಿವಯೋಗಿ ಶಂಭುಲಿಂಗೇಶ್ವರ.
1: ಇರ್ಲಿ ಇರ್ಲಿ ಬಿಡ್ರಪ್ಪ ಇರ್ಲಿ. ಬಸಿ
2: ತಂದೆ,
1: ಆ ಕುಂಬಳಕಾಯಿ ಸೋಟದಾಗಿರೋ ತೀರ್ಥನ ಗಾಡಿ ಮೇಲೆ ಸಿಂಪಡಿಸು. ಏ ಡ್ರೈವರ್, ಈಗ ಗಾಡಿ ಚಾಲು ಮಾಡಪ್ಪ.
0: ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ, ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ, ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ.
1: ಬಸಿ ಬಸಿ, ಏನ್ ಮಳೆ ಹೊಡೆಯಕ್ ಹತ್ತೈತಿ, ಅದ್ರಾಗೆ ಗುಡುಗು ಸಿಡಿಲು ಬೇರೆ. ನಾರಂಜ ಹೊಳಿ ನೋಡಿ ಹೆಂಗ್ ತುಂಬಿ ಹರಿಯಕ್ ಹತ್ತೈತಿ.
2: ಆದ್ರ ಈ ಮಳಿಯಾಗ ಹೊಳಿ ಹೆಂಗ್ ದಾಟೋ ತಂದಿ?
1: ಇಲ್ಲೇನ್ ಹೊಳೆ ದಾಟ್ಸಕ್ಕೆ ಅದಾನಲ್ಲ ಅವ. ಏ ಸಾಬಿ, ನಮ್ಮನಷ್ಟು ದಡ ಮುಡ್ಸೋ.
5: ಹೊಳಿ ತುಂಬಿ ಹರಿಯಕ್ ಹತ್ತೈತಿ, ಯಾವನ್ ದಾಟಿಸ್ತಾನ ಈಗ? ನನಗೂ ಬಿ ಹೆಂಡ್ರು ಮಕ್ಳ ಬಾರ ಜಾಜ.
1: ಹಂಗಾರೆ ಆಗುದಿಲ್ಲ ಅನ್ನು
5: ನೋಡ್ರಿ, ದಿನಾ ಹೊಳಿ ದಾಟವ್ರು ಆಣೆ ಎಡ್ಡಾಣೆ ಕೊಡ್ತಾರೆ. ಈಗ ನೀವಿಬ್ರು ರೂಪಾಯಿ ಕೊಡೋ ಹಂಗಿದ್ರ ಪ್ರಯತ್ನ ಮಾಡ್ತೀನಿ, ಆದ್ರೆ ಏನಾದ್ರೂ ಬಿ ಆದ್ರೆ ನನ್ನ ಏನು ಅನ್ನಂಗಿಲ್ಲ. ಹ್ಞೂ ತಗಿರಿ ರೊಕ್ಕ.
1: ರೊಕ್ಕ ಬಸಿ, ರೊಕ್ಕ ಕೇಳ್ತಾನೆ ಸಾಬ, ನಮ್ಮ ಹತ್ರ ಎಲ್ಲೈತಿ?
5: ರೊಕ್ಕ ಇಲ್ಲ ಅಂದ್ರೆ ಸುಮ್ಮನ್ ಕುಂಡ್ರಿ, ಬಂದಾರೆ ಹೊಳೆ ದಾಟ್ಸು ಅಂತ.
1: ಆಗ ಹಂಗಿಲ್ಲ ಹೌದಲ್ಲ ನಿನಗೆ?
5: ಇಲ್ರಿ
1: ಬಸಿ, ನಾವಂತೂ ಹೊಳೆ ದಾಟಕ್ಕೆ ಬೇಕಲ್ಲ.
2: ಹೌದು ತಂದೆ, ದಾಟಕ ಬೇಕು.
1: ಸರಿ ಗಂಗಾ, ಗಂಗಾ ತಾಯಿ, ಗಂಗಾ ಮಾಯಿ, ನಾರಂಜಮ್ಮ, ನಾವು ಹೊಳೆ ದಾಟಿ ಆ ಕಡೆಗೆ ಹೋಗ್ಬೇಕು. ದಾರಿ ಬಿಡವಾ ತಾಯಿ. ಬಸಿ ಬಸಿ, ಗಂಗಾ ಮಾಯಿ ದಾರಿ ಮಾಡಿಕೊಡ್ತಾಳ, ಬಾ ಹೋಗವ.
6: ನಾ ಇದನ್ನ ಏನ್ ನೋಡಕತ್ತೀನಿ, ಹೊಳಿ ಹೋಳಾಗಿ ಎಡ್ಡಾದ್ವು. ಅಯ್ಯೋ ನನ್ನ ಕಣ್ಣು, ನನ್ನ ಕಣ್ಣು ಕಣ್ ಕಾಣಿಸಂಗಿಲ್ಲ. ನಾ ಗುಡ್ಡ ಗುಡ್ಡ ಶಂಭುಲಿಂಗ, ಶಂಭುಲಿಂಗ ಕಾಪಾಡಪ್ಪ ಶಂಭುಲಿಂಗ.
7: ಗುಂಡೇರಾವ್ ಲಗಚ ಬರ್ರಿ.
8: ಯಾನ್ರಿ ಎಷ್ಟು ಗಾಬ್ರಾನ್ಸಿ ನಡೆದಿರಿ, ಅಕ್ಕಿ ಕತ್ತಾರೆ ಯಾನು?
7: ನಿಮ್ಗೆ ಯಾನೋ ಖೂನ ಇಲ್ಲ?
8: ಇಲ್ಲ, ಏನಾಗದ?
7: ಮುತ್ಯಾನ್ ಜಾತ್ರೆ ಮಾಡಬಾರ್ದು, ನಿಲ್ಲಿಸ್ರಿ ಅಂತ ನಿಜಾಮ ಸರ್ಕಾರದಿಂದ ಹುಕುಂ ಬಂದದ.
8: ಯಾನ್ರಿ ಇದು ಸದ್ಯ ಜಾತ್ರೆ ಅದೇ, ಅದ್ರಾಗೆ ಅಪ್ಪವ್ರ ಬೇರೆ.
7: ಅದಕ್ಕರಿ ಚಿಂತೆ ಆಗ್ಲಿಕ್ಕೆ ಹತ್ತದ ಗುಂಡೇರಾವ್. ಈ ಸುದ್ದಿ ಅಪ್ಪಾರಿಗೆ ಮುಟ್ಸೋದು ಬೇಡ. ನಾವೆಲ್ಲ ಕೂಡಿಕೆಸಿಂದ ಹೈದರಾಬಾದ್ಗೆ ಹೋಗಿ ನಿಜಾಮ್ ಸಾಹೇಬ್ರಿಗೆ ಭೇಟಿಯಾಗಿ ಹುಕುಂ ತರಾನ. ಬೆಕ್ಕದಾಗವತ್ತಕ್ರಿ, ಜಾತ್ರೆ ನಡಾಕ ಬೇಕು.
9: ವೀರಭದ್ರಪ್ಪ ನಡ್ರಿ ನಡ್ರಿ.
7: ಎಲ್ಲಿಗೆ ರೀ ನೂರಂದಪ್ಪನವ್ರ?
9: ಜಾತ್ರೆ ನಿಲ್ಲಿಸ್ಬೇಕು ಅಂತ ಹುಕುಂ ತಂದಿದ್ನಲ್ಲ ಅಮೀನ್ ಸಾಬ, ಅವ ಉಳಿದುದ್ದೇ ಹೆಚ್ಚಿನ ಮಾತು.
7: ಅಂತದ್ದೇನಾಗ್ಯದ ಅವಂಗ?
9: ಭಾರಿ ಗಮ್ಮತ್ ಆಗ್ಯದ. ಅಮೀನ ಉಳಿಯಪ್ಲೇ ಇದ್ದಿಲ್ಲ. ದೊಡ್ಡ ದೊಡ್ಡ ಡಾಕ್ಟರ್ ಇಲಾಜ್ ಮಾಡಿದ್ರು ಉಳಿಯಂಗಿಲ್ಲ ಅಂದ್ರು. ತಹಸೀಲ್ದಾರ ತಾಲೂಕ್ದಾರ ಸಾಹೇಬ್ರು ವಿಚಾರ ಮಾಡಿ ಇದು ಮುತ್ಯಾನ ಪವಾಡ, ನಾವು ಮಾಡಿದ ಅಪರಾಧ ಅಂತ ಕೇಳ್ಕೊಂಡ ಮೇಲೆ ಅವ ಬೇಷ ಆದ್ ನೋಡ್ರಿ ಹುಕುಂ ಬಂತು.
7: ತಂದೆ ಶಂಭುಲಿಂಗ, ಇದೆಲ್ಲ ನಿನ್ನ ಮಹಿಮೆ. ನಿನ್ನ ಲೀಲೆ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಎಷ್ಟು ಸಲ ಹುಟ್ಟಿ ಬರಬೇಕು?
8: ನೂರೊಂದಪ್ಪನಾರೆ, ಹೋದ ವರ್ಷದ ಜಾತ್ರೆಗಿಂತ ಈ ವರ್ಷದ ಜಾತ್ರೆ ಬಹಳ ಹುರುಪಿನ ನಡೆದೈತ್ ನೋಡ್ರಿ.
7: ಅದಕ್ಕ ಇನ್ನೂ ಒಂದು ಕಾರಣ ಐತ್ರಿ.
8: ಏನ್ರಿ ಅದು?
7: ಮುತ್ಯಾವ್ರು ಈ ವರ್ಷ ಜಾತ್ರೆ ರಥೋತ್ಸವಕ್ಕ ನಾನು ಇರೋದಿಲ್ಲ ಅಂತ ಅಪ್ಪ ಅವ್ರ ವಾಕ್ಯ ಆಗ್ಯದ.
9: ಏನ್ರಿ ಏನ್ರಿ ವೀರಭದ್ರಪ್ಪನವ್ರು ನೀವು ಬಂದದು? ನಾ ಭಕ್ತಿಲಿ ಅವರಿಗೆ ಹೊಸತೀರು ಮಾಡಿಸ್ಕೊಟ್ಟೆ. ಮುತ್ಯನ್ ಜಾತ್ರೆ ಭರ್ಜರಿ ಆಗ್ಬೇಕು, ಬಹಳ ಚಂದ ಆಗ್ಬೇಕು ಅಂತ ಮನಸ್ಸಿನಾಗ ಆಸೆ ಇಟ್ಕೊಂಡಿದ್ದೆ. ನನ್ನ ಭಕ್ತಿ ಮುತ್ಯನ್ ಮನಸ್ಸಿಗೆ ಬರಲಿಲ್ಲ ಅಂತ ಕಾಣುತ್ತ, ನನ್ನ ಸೇವಾ ಅವನಿಗೆ ಹಿಡಿಸಿಲ್ಲ ಅಂತ ಕಾಣುತ್ತ.
7: ನೂರಂದಪ್ಪನವ್ರ ಯಾಕ ನೊಂದ್ಕೋತೀರಿ? ಪರೇಶಾನ್ ಆಗಬೇಡ್ರಿ. ಮುತ್ಯಾನ ಮನಸ್ಸಿನಾಗ ಆಟ ಅಲ್ಲ, ಅವನ ಚರಿತ್ರದಾಗ ಅಪ್ಪನ ತೇರಿಗೆ ಹಗ್ಗ ನಿಮ್ಮ ಮನೆಯಾಗಿಂದಲೇ ವರ್ಷ ವರ್ಷ ಬರಬೇಕು ಅಂತ ಆಗ್ಯದ. ಅವನ ಚರಿತ್ರದಾಗ ನಿಮ್ಮ ಭಕ್ತಿ ಉಳಿದು ಹೋತು. ನಡ್ರಿ ಮೊದಲು ಮುತ್ಯಾನ ದರ್ಶನ ಮಾಡಿ ಬರೋಣ ನಡ್ರಿ.
6: ಅವರ ಸಜ್ಜಕ ಮಾಡಾಕ ಕಡ ಇಡು ಅಂದ್ರಿ, ನೀರು ಕುದಿಲಕ್ ಹತ್ತೈತಿ, ರವ ಎಷ್ಟ ಹಾಕಂದ್ರಿ?
2: ಶಿವ ಎಷ್ಟು ಕೊಟ್ಟಣ ಅದನ್ನಷ್ಟು ಹಾಕಿ ಪ್ರಸಾದ ಮಾಡು.
1: ಬರ್ಸಿ
2: ತಂದೆ,
1: ಸಾರ್ಥಕ ಮಾಡ್ಕೊಂಡಿ, ಆ ಶಿವನ ಅನುಗ್ರಹನ ಪಡ್ಕೊಂಡಿ, ಯಾವುದನ್ನು ಉಳಿಸಬೇಡ ಬಸಿ. ಉಳಿಸಿದ್ದು ಹಳಿಸಿ ಹೋಗ್ತೈತಿ, ಕಳಿಸಿದ್ದು ಬೆಳೆಸ್ತೈತಿ. ಬೆಳೆಸು ಬೆಳೆಸು, ಹಳಸಬೇಡ ಬೆಳೆಸು.
6: ಸ್ವಾಮಿಗಳ ಇವತ್ ನಿಮ್ ಪಾದನ ಬಿಡಾಕಿಲ್ಲ, ಯಾಸ್ ವರ್ಷ ಆತ ನಿಮ್ ಕೇಳಕ್ ಹತ್ತಿ, ಇಂದ ನಂಗೆ ದೀಕ್ಷಾ ಕೊಡಕ ಬೇಕು. ಕೊಟ್ಟಿ ಅಪ್ಪ ಕೂಡ ದೀಕ್ಷಾ ಕೊಡ್ರಿ.
1: ನೀನಿನ್ನೂ ಬೇಯಬೇಕು ಮಗನ, ಬೆಂದು ಪಕ್ವವಾಗಬೇಕು. ನಿನ್ನ ಒಳಗೆ ಇನ್ನೂ ಕಟುತ್ವ ಐತಿ, ಇನ್ನೂ ಕಸಿ ಐತಿ, ಇನ್ನೂ ಒಗರೈತಿ. ಅದು ಬೆಂದು ಮೃದು ಆಗಬೇಕು, ಮೆತ್ತಗಾಗಬೇಕು, ಬೆಂದು ಪರಿಪಕ್ವ ಆಗಬೇಕು ಮಗನ.
6: ಹಂಗಾರ ನಾ ಇನ್ನೂ ಬೆಂದೇ ಇಲ್ಲ ಅಂತೀಯ ತಂದೆ?
1: ಹುಚ್ಚ ಹುಚ್ಚ ಪ್ಯಾಲಿ, ಬಾಯಲ್ಲಿ ಮಾತ್ರ ಬೆಂದಿ, ಮೈಯಲ್ಲಿ ಮನದಲ್ಲಿ ನೀ ಇನ್ನೂ ಬಹಳ ಬೇಯಬೇಕಲ್ಲ ಮಗನ.
6: ತಂದಿ ನಿನ್ನಿಂದ ದೀಕ್ಷಾ ತಗೊಂಡು ಮೋಕ್ಷ ಪಡಿಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ನಿನ್ನ ಧ್ಯಾನದಾಗ ದಿನ ಕಳೆದೆ. ಆದ್ರೆ ಇವತ್ತ ನಿನ್ನ ಬಾಯಿಂದ ನಾ ಇನ್ನೂ ಬೇಯಬೇಕು ಅಂತ ಶಬ್ದ ಬಂತು. ನಿನ್ನ ಮಾತನ್ನ ಮೀರುದಿಲ್ಲ ತಂದಿ, ನಿನ್ನ ಮಾತನ್ನ ಮೀರುದಿಲ್ಲ. ನಿನ್ನ ಮಾತನಂತ ನನ್ನ ಮೈ ಮನಸ್ಸು ಬೇಯಿಸ್ತೀನಿ. ನಾನು ಬೆಂದು ಬಂದು ನಿನ್ನ ಬೇಡ್ತೀನಿ, ಬೇಯ್ತೀನಿ.
10: ಏ ಏ ಯಾರ್ಲೆ ನೀನು? ಇನ್ನು ಪ್ರಸಾದ ಆಗಿಲ್ಲೋ ಯಪ್ಪ, ಕಡಾಯ್ದಾಗ ಸಜ್ಜಕ ಇನ್ನು ಕುದಿ ಹಿಡ್ದೈತಿ.
6: ಜಯ ಸದ್ಗುರು ಶಂಭುಲಿಂಗ.
10: ಅಯ್ಯಯ್ಯಪ್ಪ ಏನ್ ಮನುಷ್ಯ ಇದೀಯೋ ನೀನು, ಮೈಮ್ಯಾಗ ಖಬರ್ ಅದೆಯೋ ಇಲ್ಲ ನಿನಗೆ? ಸಜ್ಜಕದ ಕಡಾಯ್ದಾಗ ಯಾವನೋ ಬಿದ್ದಾನೋ. ಲಗೇಜ್ ಬರ್ರಿ, ಬರ್ರಿ ಹೊರ ತೆಗೀರಿ. ಸತ್ತಪ್ಪ ಸತ್ತ, ಮುತ್ಯಾರ ಪ್ರಸಾದ್ದಾಗ ಬಿಸಾಯ್ಬೇಕಾಗಿತ್ತ ನೀನು? ಬರ್ರಿ ಕಡಾಯಿ ನೀರ್ ಹಾಕ್ರಿ, ಬೆಂಕಿ ಆರಿಸ್ರಿ, ಬರ್ರಿಪ್ಪ ಬರ್ರಿ. ಕುದಿಯೋ ಸಚ್ಚಿರದಾಗ ಬಿದ್ದು ಇವನು ಕೂತ್ ಸತ್ನಲ್ಲಪ್ಪು.
7: ಎಲ್ಲಾ ಗುರು ಚಿತ್ತ, ಏನು ನಡಿಬೇಕು ಅದು ನಡೀತೈತಿ. ಅವನ ಕಡಿಗೆ ತೆಗಿರಿ, ಮುತ್ಯಾರ್ಗೆ ಮೊದಲು ವಿಷಯ ತಿಳಿಸೋಣ. ತಂದೆ ಯಾವನೋ ಅಜ್ಞಾನಿ ಕುದಿತಿರೋ ಸಜ್ಜಕದ ಕಡಾಯಿ ಒಳಗೆ ಬಿದ್ದು ಬೆಂದು ಸತ್ತು. ಇದು
1: ಹೋಗುವರ್ನ ಯಾರು ತಡೆ?

0: ಅಂದಾಗ ಯಾವನ ಸಂತಾನ ಅಂತ ಅವನ ನೀವು ಎಲ್ಲಿ ಗಪ್ ಮಾಡಿರಿ ಅದನ್ನ ನಮಗ್ ತಿಳಿಸಬಾರ್ದ? ಎಲ್ಲಿ ಹೋಗಿದಿರಿ? ಎಲ್ಲರೂ ಸೇರ್ ಕ್ಯಾಸಿಂದ ಅಂದೇರಿ ದರ್ಬಾರ ನಡೆಸಿರಿ, ಖಬರ್ ಅದ ಅವನ್ನ ಹೆಂಗ ಸಾಯಿಸಿದ್ರಿ?
1: ಯಾರು ಸಾಯಿಸಿಲ್ರಿ, ಅವನೇ ಕಡಾಯದಾಗ ಬಿದ್ದು
0: ಖಬರ್ದ ತಾನೇ ಬಿದ್ದು ಸಹಾಯಕ ಅವನ ಪಾಗಲಿದ್ದ. ನೀವೆಲ್ಲರೂ ಕೂಡ ಕ್ಯಾಸಿಂದ ಏನೋ ಬಾರ ಬಾನ್ಗಡಿ ನಡೆಸಿರಿ. ಮಕ್ಕಳ ಎಲ್ಲರನ್ನು ಒಯ್ದು ಜಬರ್ದಸ್ತ್ ಜೇಲ್ ಖಾನೆಗೆ ಹಾಕ್ತೀನಿ. ಬಂದಿ ಹುಕುಂ ತಂದಿನಿ ನಿಮ್ಗ ಎಲ್ಲಾನ ನಿಮ್ ಮುತ್ಯ ಶಂಭುಲಿಂಗ ಕರ್ಕೊಂಡ್ ಬಾ, ಇಲ್ಲ ಇಲ್ಲ ಅಂದ್ರೆ ಒಬ್ಬೊಬ್ರಿಗೆ ಬೆನ್ನು ಬಾಯಿವಂಗ್ ಲಗಾಸ್ತ. ಆಟ ಹಚ್ಚಿಲ್ಲ ಮಕ್ಳ, ಕುಡಿಯೋದು ಗಾಂಜಾ ಸೇದು.
2: ಬಾರಪ್ಪ ಅಮೀನ್ ಸಾಹೇಬ,
0: ಈ ತೀನಿ ಚಾರಿ ಬೇಕಾಗಿಲ್ಲ, ಪೈಲ ಈಗ ಸತ್ತವ ಸದ್ದು ಬೇಕು ನನಗ.
2: ಏನಂದಿ ಸತ್ತವ್ರು ಬೇಕಾ ನಿನಗೆ? ಇದ್ದವ್ರು ಬೇಡ, ಬಾ ನನ್ನ ಹಿಂದೆ ಬಾ, ಸತ್ತವರನ್ನ ಅಷ್ಟೂ ಜನ ತೋರಿಸ್ತೀನಿ, ಅದ್ರಾಗ ನಿನಗೆ ಯಾರ್ಯಾರು ಬೇಕು ಅವ್ರನ್ನ ಕರ್ಕೊಂಡು ಹೋಗಿಬಿಡಪ್ಪ.
0: ಈ ಕಡೆ ಎಲ್ಲಿ ನಡೆದಿ? ಅಡಿಗೆ ಮನೆ, ದೇವ್ರ ಕೋಣಿ, ಕೋಲಿ, ಈ ಕೋಲಿಯಾಗಿ ಇಟ್ಟಿ ಅವನ್ನ. ತಗೇ ಬಾಗಿಲು,
2: ತಗೋ ತಗೋ, ನಿನಗೆ ಯಾವನ್ ಬೇಕು ಅವನ್ನ ಆರಿಸಿಕೊಂಡು ಕರ್ಕೊಂಡು ಹೋಗಿಬಿಡು.
0: ಶಂಭುಲಿಂಗ ಮುತ್ಯ, ನನ್ ತಪ್ಪಾಗೈತಪ್ಪ, ಕ್ಷಮ ಮಾಡೋ ತಂದೆ, ಕ್ಷಮ ಮಾಡಪ್ಪ.
3: ನೂರಂದಪ್ಪನವ್ರ ಮುತ್ಯಾರು
1: ಕೊಲೆದಾಗ ಆರ ವೀರಭದ್ರಪ್ಪ, ಮುಂದಿನ ಜಾತ್ರೆ ನಾನು ಇರೋದಿಲ್ಲ ಅಂತ ಹೇಳಿ ನಮ್ಮನ್ನ ದುಃಖನಾಗೆ ನೂಕ್ಬಿಟ್ರು.
3: ನೂರಂದಪ್ಪನವರ ಅವರು ನುಡಿದದ್ದು ಇಲ್ಲಿ ತನಕ ನಡೆದದ, ಅವರ ವಾಕ್ಯ ನಾವು ತಪ್ಪದ ಪಾಲಿಸ್ತಾ ಬಂದೀವಿ. ನಿನ್ನೆ ಮಕರ ಸಂಕ್ರಾಂತಿ ಅಂದ್ರ ಅವರು ಇಲ್ಲಿ ಇರೋದಿಲ್ಲ ಅಂತ ಹೇಳ್ಯಾರ.
1: ಕೋಲಿ ಬಾಗಿಲು ತೆಗೆದು ಸ್ವಲ್ಪ ಮಾತಾಡಿಸಿ ಕೇಳುನು ಮುಂದೆ ಏನ್ ಮಾಡಬೇಕು ಅಂತ, ನಮಗ ಯಾವುದು ತಿಳಿವಲ್ದು.
3: ಬರ್ರಿ ಹಂಗಾರ, ಒಂದ್ ಕಟಿಗೆ ತಗೊಳ್ರಿ, ಅಲ್ಲಿ ನೋಡ್ರಿ ಅಪ್ಪಾರ ದೇಹನ ಇಲಿ ಹೆಗ್ಗಣ ಹರ್ದು ಹರ್ದು ತಿನ್ನಾಕತ್ತಾವ. ಹಡಿರಿ,
2: ಹೊಡಿಬೇಡ್ರಿ ಅವನ್ನ. ನಿಮ್ಮ ಮುತ್ಯಾನ ಇಲಿ ಹೆಗ್ಗಣ ತಿಂತಾವು ಅಂತ ನಿಮ್ಗೆ ನೋವಾಗೈತಿಯಲ್ಲ, ಹುಚ್ಚಪ್ಪಗಳ್ರಿ. ಎಲ್ರಿಗೂ ಕೊಟ್ಟು ಹೋಗ್ಬೇಕಲ್ರಿ ತಮ್ಮ, ಇಟ್ಕೊಂಡು ಹೋಗಬಾರ್ದು. ತಾನು ಗಳಿಸಿದ್ದು ಶಿವಗ ಕೊಟ್ರೆ ಶಿವ ಹೊಳ್ಳಿ ಇವಾಗ ಕೊಟ್ಟು ಇದನ್ನ ಲೋಕ ಹಂಚು ಅಂತ ಹೇಳಿ ಕಳಿಸ್ತಾನ. ಲೋಕ ತುಂಬಾ ಅಡ್ಡಾಡಿ ಇವ ಎಲ್ರಿಗೂ ಕೊಡಬೇಕಾಗಿತ್ತು, ಆದ್ರೆ ಅಷ್ಟರಾಗ ಈ ದೇಹ ಇವನ ಮಾತು ಕೇಳ್ದಂಗಾತು. ಇವ ಪಾಪ, ಇವ ಬರ್ತಾನ ನಮಗೆ ಕೊಡ್ತಾನ ಅಂತ ದಾರಿ ನೋಡ್ತಾ ಇದ್ವು. ಇವ ಬರ್ಲಿಲ್ಲ, ಅವು ತಮ್ಮದು ತಾವು ಒಯ್ತಾವು, ಅವನ್ನ ಅನ್ಯಾಯವಾಗಿ ಹೊಡಿಬ್ಯಾಡ್ರಿ. ಬರ್ರಿ, ಒಯ್ರಿ, ಉಂಡ್ರಿ, ಇವನ ಹತ್ರ ಏನು ಉಳಿಸ್ಬ್ಯಾಡ್ರಿಪ್ಪ. ಇಟ್ಕೊಂಡ್ರೆ ಇಟ್ಕೊಂಡು ಹೋದ, ಕಟ್ಕೊಂಡು ಹೋದ ಅಂತ ಮಾತು ಉಳಿದೇ ಬಿಡ್ತೈತಿ ಜಗತ್ನಾಗೆ. ಎಲ್ರು ಎಲ್ಲನು ಒಯ್ದು ಬಿಡ್ರಪ್ಪ.
1: ತಂದೆ ಜಾತ್ರಿ
2: ಜಾತ್ರಿ ಯಾತ್ರೆ ಬರುವಾಗ ಜಾತ್ರೆ ಇನ್ನಿಲ್ಲ ಐತಲೆ ತಮ್ಮ, ಇವ ಇರೋದಿಲ್ಲ, ಇವೊಂದು ಕಡೇ ಜಾತ್ರಿ. ನಿಮ್ಗೆ ಮೊದಲನೇ ಜಾತ್ರಿ ಏರಿ ಶ್ರೀ ಶಿವನಿಗೆ ಹೂ ಪತ್ರಿ, ಊದ್ರಿ ಬಾಜ ಭಜಂತ್ರಿ, ಶಿವ ಧ್ಯಾನ ಮಾಡ್ರಪ್ಪ, ನೀವು ನನ್ನ ಕೂಡ ಕೈಲಾಸಕ್ಕೆ ಬರುವಂತ್ರಿ.
3: ತಾವು ನಮ್ಮನ್ನು ಬಿಟ್ಟು,
2: ನಿಮ್ಮನ್ನ ಬಿಟ್ಟು, ಇವ ನಿಮ್ಮನ್ನ ಬಿಟ್ಟು, ಇವ ನಿಮ್ಮನ್ನ ಬಿಟ್ಟ ನೀವು ಬಿಡ್ತೀರೇನ್ರು, ಕಟ್ಟಿ ಹಾಕಿದಿರಲ್ರಪ್ಪ.
3: ತಂದೆ, ಇನ್ನೂ ಕೆಲ ದಿವಸ ತಾವು ಭಕ್ತರು ಉದ್ಧಾರ ಮಾಡಬೇಕು, ನಾವು ಬೇಡ್ಲಕ್ ಹತ್ತೀವಿ.
2: ವೀರಭದ್ರಪ್ಪ, ಅವನ ಆಜ್ಞಾ ಹ್ಯಾಂಗ ಮೀರ್ಲಕ್ ಬರ್ತೈತಿ? ಇವ ಅವನ ಜೀತದಾಳು, ಇವೊಂದು ಲೆಕ್ಕ ಎಲ್ಲ ಚುಕ್ತಾಗಿ ಐತಿ, ಬಾಕಿ ಸಾಕಿ ಯಾವುದು ಉಳಿದಿಲ್ಲ. ನೋಡಂದಪ್ಪ, ನೀನು ಮಾಲಿ ಪಾಟೀಲ, ನೀನ ಮನೆ ಮುಂದೆ ನಿಂತು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಮರುದಿನ ರಥೋತ್ಸವ ನಡೆಸು ಶಿವನ ಹೆಸರನಾಗೆ. ತೇರಿನ ಹಗ್ಗ ನಿನ್ನ ಮನೆಯಿಂದಲೇ ಬರಲಿ, ಎಲ್ಲ ಅವನ ಇಚ್ಛಾ ಐತೆ, ಅದರಂತೆ ನಾನು ನೋಡಿದೀನಿ ನೋಡು.

0: ಬಸಿ ಬಸಿ, ನಿನ್ನಲ್ಲಿ ಇನ್ನೂ ನಗೋದು ಅಳೋದು ಉಳದೈತೇನು? ಅದನ್ನ ಅಳದು ಬಿಡು, ಅಳದು ಬಿಡು.
1: ಇಪ್ಪ ತಂದೆ ಮುತ್ತಾರ, ನಮ್ಮನ್ನ ಬಿಟ್ಟು ಹೋಗ್ಬೇಡ್ರಿಪ್ಪ, ನಮ್ಮನ್ನ ಬಿಟ್ಟು ಹೋಗ್ಬೇಡ್ರಿ.
0: ಓಂ ಓಂ ಓಂ.
1: ಶಾಂತರಾಗಿ, ಶಾಂತರಾಗಿ.
2: ಗೌಡ್ರ, ಬಸಂತ ಇವರು ತೀರ್ಥಕುಂಡದಾಗ ತೇರಕ್ ಹತ್ತೀರ್ರಿ?
1: ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ, ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ, ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
5: ಮೊದಲಿಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತೇವೆ. ಇವತ್ತಿನ ಈ ಬೆಳಗಿನ ಸುಮಧುರ ಫೇಸ್ಬುಕ್ ಲೈವ್ನ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಫಾರ್ ಕಲ್ಚರ್ ಈ ಪೇಜಿನ ಮುಖ್ಯಸ್ಥರಾಗಿರುವಂಥ ನಾಡಿನ ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಒಬ್ಬರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಇಂದ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ತಬಲಾದಲ್ಲಿ ನಾಡಿನ ಯುವ ಖ್ಯಾತ ತಬಲಾ ವಾದಕರಾದಂಥ ಸಾಗರದ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಸಾಗರ ಅವರು ನಮಗೆ ತಬಲಾದಲ್ಲಿದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ. ಹಾಗೂ ಹಾರ್ಮೋನಿಯಂನಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಲ್ಲಿ ಒಬ್ಬರಾದಂಥ ಶ್ರೀ ವಿದ್ವಾನ್ ಕಲ್ಲೇಶ್ ಕುಮಾರ್ ಅವರು ಇದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೂ ತಂಬೂರದಲ್ಲಿ ಶ್ರೀ ಬಸ್ರಾಜ್ ಹಾಗೂ ಶ್ರೀ ಮುಸ್ತಾಫ್ ಅವರು ನಮಗೆ ತಾನ್ಪುರದಲ್ಲಿದ್ದಾರೆ, ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಮೊದಲಿಗೆ ರಾಗ್ ಭೈರವದೊಂದಿಗೆ ನಾವು ಪ್ರಸ್ತುತ ಬೆಳಗಿನ ರಾಗವಾದಂಥ ರಾಗ ಭೈರವದೊಂದಿಗೆ

ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ಭಜನ್ ಹಾಗೂ ಲೈಟ್ ಹಾಡ್ತಿದೆ ರಾಗ. ಭೈರವ್, ನಿಮ್ಮೆಲ್ಲ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿದ್ದಿರುವಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇರಲಿ ಅಂತ ಕೇಳ್ತಾ ರಾಗ್ ಭೈರವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು

ಇದುವರೆಗೆ ರಾಗ ಭೈರವನ ನಾವು ಇಷ್ಟತನಕ ಪ್ರಸ್ತುತಪಡಿಸಿದ್ವಿ. ಈಗ ನಂತರದಲ್ಲಿ ಹಿಂದಿ ಒಂದು ಹಿಂದಿ ತುಂಬ್ರಿನ ನಾವು ಪ್ರಸ್ತುತಪಡಿಸ್ತೀವಿ ರಾಗ ಕಲಾವತಿ ಮಿಶ್ರದೊಳಗೆ.

ಇಲ್ಲಿಯವರೆಗೆ ನಮ್ಮ ಈ ಫೇಸ್ಬುಕ್ ಲೈವ್ನ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟ್ರಲ್ ಆಫ್ ಕಲ್ಚರ್ ಈ ಗ್ರೂಪಿನ ಈ ಪೇಜಿನ ಎಲ್ಲ ಸರ್ವ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರ.

ಒಳ್ಳೆ ಕಲಿತಿದ್ದಾರೆ ಅವ್ರಿಗೂ ಇಷ್ಟೋ ತನಕ ಈ ಫೇಸ್ಬುಕ್ ಲೈವ್ನಲ್ಲಿ ನುಡಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅವ್ರಿಗೂ ನಾನು ಹೇಳ್ತಾ, ಹಾಗೂ ಕಾನ್ಪುರದಲ್ಲಿ ಶ್ರೀ ಮುಸ್ತಾಫ್ ಅವರು ಹಾಗೂ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆಗೆ ಆಶ್ರಮದ ವಿದ್ಯಾರ್ಥಿಗಳು ಇಲ್ಲಿ, ಅವ್ರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೋ ತನಕ ಫೇಸ್ಬುಕ್ ಲೈವ್ನಲ್ಲಿ ನೀವು ಸಂಗೀತ ಅಭಿಮಾನಿಗಳು, ಸಂಗೀತ ಕಲಾರಸಿಕರು ನಮ್ಮ ಸಂಗೀತವನ್ನು ಕೇಳಿ ಹಾರೈಸಿದ್ದೀರಿ ಅಂದ್ಕೊಳ್ತಾ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ಭೈರವಿಯೊಂದಿಗೆ ಒಂದು ಮತ್ತೊಂದು ಹಿಂದಿ ಭಜನನ್ನು ನಾವು ಹಿಂದಿ ಭಜನನ್ನು ಹಾಡ್ತಾ, ಮೀರಾಬಾಯಿ ಭಜನ್ ಅವರ ಬರ್ತಿರುವಂಥ ಮೀರಾಬಾಯಿ ಅವರು ಬರ್ತಿರುವಂಥ ಹಿಂದಿ ಭಜನನ್ನು ಹಾಡ್ತಾ ಕೊನೆಯದಾಗಿ ರಾಗ ಭೈರವಿಯನ್ನು

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೇನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
7: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
3: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
8: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
9: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದು ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
10: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8:00 ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
11: ಹಲೋ ಗೆಳೆಯರೇ.
3: ಹಾಯ್
12: ರೂಪಾ, ರೇಖಾ, ಏನ್ ಸಮಾಚಾರ?
11: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
12: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಎಳ್ಕೋಟಳು ಕೋಟ್ಗೋ.

ಎಳ್ಕೋ ಚಳ್ಕೋಟ್ಗೋ.